ಗೌರವಿಸುವ ಮಹಾತ್ಮನಾದ ಕಥೆ ಇದು. ಸ್ನೇಹಿತರೆ, ನಾವು ಕೂಡ ಇವತ್ತಿನಿಂದ ಸುಳ್ಳು ಹೇಳದೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇರೋದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಈ ವೇಗದ ಡಿಜಿಟಲ್ ಯುಗದಲ್ಲಿ ಓಡ್ತಾ ಇರೋ ನಮ್ಮ ಜೀವನಕ್ಕೆ ನಿಜಕ್ಕೂ ಬೇಕಾಗಿರೋದು ಕೊಂಚ ಶಾಂತಿ, ಸರಳತೆ ಹಾಗೂ ಸರಿಯಾದ ಮಾರ್ಗದರ್ಶನ. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಸತ್ಯ ಅಹಿಂಸೆಯ ತತ್ವಗಳು ಇಂದಿನ ನವ ಪೀಳಿಗೆಗೆ ಎಷ್ಟು ಪ್ರಸ್ತುತ? ನಮ್ಮ ಬಯಕೆಗಳ ನಿಯಂತ್ರಣ, ಸ್ವಾವಲಂಬನೆ ಮತ್ತು ನೈತಿಕತೆ ಮೌಲ್ಯಗಳ ಅಗತ್ಯ ನಮ್ಮ ಬದುಕಿನಲ್ಲಿ ಎಷ್ಟಿದೆ? ಈ ಎಲ್ಲಾ ವಿಷಯಗಳ ಕುರಿತು ನಮ್ಮೊಂದಿಗೆ ಮಾತನಾಡಲು ಮತ್ತು ತಮ್ಮ ಅನುಭವದ ಬೆಳಕನ್ನು ಹಂಚಿಕೊಳ್ಳಲು ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಡಿವಿಎಸ್ ಸಂಜಯ್ ಕಾಲೇಜಿನಲ್ಲಿ ಕಳೆದ 7 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶಿಕ್ಷಣ ತಜ್ಞರು ಚಿಂತಕರು ಆದ ಡಾಕ್ಟರ್ ಎಟಿ ಪದ್ಮೇಗೌಡ ಅವರಿಗೆ ಗಾಂಧಿ ತತ್ವಗಳ ಬೆಳಕಿನಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.

0: ಥ್ಯಾಂಕ್ ಯು ಮೇಡಮ್.
1: ಗಾಂಧೀಜಿಯವರ ಆಲೋಚನೆಗಳು ಮತ್ತು ವಿಚಾರಗಳು ಇವತ್ತಿನ ವೇಗದ ಹಾಗೂ ಡಿಜಿಟಲ್ ಯುಗಕ್ಕೆ ಎಷ್ಟು ಪ್ರಸ್ತುತ ಮತ್ತು ಅಗತ್ಯ ಅಂತ ಅನ್ಸುತ್ತೆ ಸರ್?
0: ಗಾಂಧೀಜಿಯವರ ಚಿಂತನೆಗಳು ಪ್ರಸ್ತುತ ದಿನಗಳಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಅನ್ಸುತ್ತೆ. ಅದರಲ್ಲೂ ಕೂಡ ಯುವಕರಿಗೆ ತುಂಬಾ ಮಾರ್ಗದರ್ಶಿಯಾಗಿದೆ ಗಾಂಧಿ ತತ್ವಗಳು. ಈ ಗಾಂಧೀಜಿಯವರು ಭಾರತದ ಗ್ರಾಮೀಣ ವಾಸ್ತವಿಕತೆ ಮತ್ತು ಬಡತನವನ್ನ ಕಂಡು ಸರಳ ಮತ್ತು ಮಾನವೀಯ ಆರ್ಥಿಕ ತತ್ವಗಳನ್ನ ಅವರು ಪ್ರತಿಪಾದಿಸಿದ್ದಾರೆ. ಪಾಶ್ಚಿಮಾತ್ಯರ ಹಣ ಕೇಂದ್ರಿತ ಆರ್ಥಿಕತೆಗೆ ಪರ್ಯಾಯವಾಗಿ ಗಾಂಧೀಜಿಯವರು ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಆರ್ಥಿಕ ವ್ಯವಸ್ಥೆಯನ್ನ ಪ್ರಮುಖವಾಗಿ ರೂಪಿಸಿದ್ದಾರೆ. ಹಾಗಾಗಿ ಇವರು ಸರಳ ಜೀವನ ಮತ್ತು ಬಯಕೆಗಳ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಗಾಂಧೀಜಿ ತಿಳಿಸಿದ್ದು ಇಂದಿನ ದಿನಗಳಲ್ಲಿ ಬಹಳ ಪ್ರಸ್ತುತ ಆಗಿದೆ. ಏಕೆಂದ್ರೆ ಬಯಕೆಗಳು ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಹೆಚ್ಚಾಗ್ತಾ ಹೋದಂತೆಲ್ಲ ದುರಾಸೆಗಳು ಜಾಸ್ತಿ ಆಗ್ತಾ ಇದೆ. ಸಮಾಜದಲ್ಲಿ ಆರ್ಥಿಕತೆಯ ಅತತನ ಆಗ್ತಾ ಇರೋದಕ್ಕೆ ಕಾರಣ ಗಾಂಧೀಜಿ ಹೇಳಿದ ಸರಳ ಜೀವನವನ್ನ ನಾವು ಇವತ್ತು ಪ್ರಸ್ತುತ ದಿನಗಳಲ್ಲಿ ರೂಪಿಸಿಕೊಳ್ಬೇಕಾದ್ದು ಅತ್ಯಂತ ಅಗತ್ಯ. ಹಾಗಾಗಿ ಈ ಭೂಮಿ ಪ್ರತಿಯೊಬ್ಬನ ಅಗತ್ಯತೆಯನ್ನ ನೀಡನ್ನ ಪೂರೈಸಬಲ್ಲದು, ಆದರೆ ಯಾರೊಬ್ಬನ ದುರಾಸೆಯನ್ನಲ್ಲ ಗ್ರೀಡನ್ನಲ್ಲ ಅಂತ ಹೇಳಿ ಗಾಂಧೀಜಿ ತಿಳಿಸಿದ್ರು. ಅಗತ್ಯತೆಗೆ ತಕ್ಕಂತೆ ಭೂಮಿಯನ್ನು ಬಳಸ್ಕೊಳ್ಬೇಕು, ಆದ್ರೆ ದುರಾಸೆಗೆ ಬಳಸ್ಕೊಳ್ಬಾರ್ದು ಅಂತ. ಈಗ ಆಗ್ತಾ ಇರೋದು ಎರಡನೇ ಹಂತ, ದುರಾಸೆಗೋಸ್ಕರ ನಮ್ಮ ಭೂಮಿಯನ್ನ ಅಥವಾ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದೀವಿ. ಮತ್ತೆ ಗ್ರಾಮೀಣ ಸ್ವರಾಜ್ ಮತ್ತು ಸ್ವಾವಲಂಬನೆಯಾಗಿರ್ಬೇಕು, ಭಾರತದ ಆತ್ಮ ಇರೋದು ಹಳ್ಳಿಗಳಲ್ಲಿ ಅಂತ ಹೇಳಿ ಗಾಂಧಿ ಬಲವಾಗಿ ನಂಬಿದ್ರು. ಹಳ್ಳಿಗಳಿಗೆ ಹೆಚ್ಚಿನ ಆದ್ಯತೆಗಳನ್ನ ಕೊಟ್ಟಿದ್ರು. ಪ್ರತಿ ಹಳ್ಳಿಯು ಅಗತ್ಯ ವಸ್ತುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಬೇಕು ಅನ್ನೋದು ಅವರ ಪ್ರಮುಖವಾದ ಅಂಶ ಆಗಿತ್ತು. ಇಂದಿನ ದಿನಗಳಲ್ಲಿ ಅದನ್ನ ಪ್ರಮುಖವಾಗಿ ಆಚರಣೆಗೆ ತಂದ್ರೆ ಹಳ್ಳಿಗಳ ಸ್ವಾವಲಂಬನೆ ಜಾಸ್ತಿ ಆಗ್ತಾ ಹೋಗ್ತದೆ. ಅಷ್ಟೇ ಅಲ್ಲ, ವಿಕೇಂದ್ರೀಕರಣ ಮತ್ತು ಕುಶಲ ಕೈಗಾರಿಕೆಗಳನ್ನ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ತರಬೇಕು, ಕೈಗಾರಿಕೆಗಳ ವಿಕೇಂದ್ರೀಕರಣ ಆಗ್ಬೇಕು ಅಂತೇಳಿ ಗಾಂಧೀಜಿಯವರು ನಂಬಿದ್ರು. ಈ ಬೃಹತ್ ಕೈಗಾರಿಕೆಗಳು ಕೆಲವೇ ಶ್ರೀಮಂತರ ಕೈಯಲ್ಲಿ ಸಂಪತ್ತನ್ನ ಕ್ರೋಢೀಕರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಆದ್ರೆ ಈ ಹಳ್ಳಿಗಳಲ್ಲಿರುವಂತ ಸಣ್ಣ ಕೈಗಾರಿಕೆಗಳು ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಹೋಗ್ತವೆ ಅನ್ನೋದು ಗಾಂಧೀಜಿಯವರ ಬಲವಾದ ನಿಲುವಾಗಿತ್ತು. ಹಾಗಾಗಿ ಅವರು ಖಾದಿ ಮತ್ತು ಗ್ರಾಮೋದ್ಯೋಗಗಳಂತಹ ಶ್ರಮಾಧಾರಿತ ಲೇಬರ್ ಇಂಟೆನ್ಸಿವ್ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತನ್ನ ನೀಡಿರೋದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಅವರ ಇನ್ನೊಂದು ತತ್ವ ಸ್ವದೇಶಿ ತತ್ವ ಅಂತ ಹೇಳ್ತೇವೆ. ಸ್ಥಳೀಯವಾಗಿ ಉತ್ಪಾದಿಸುವ ವಸ್ತುಗಳನ್ನು ಬಳಸುವುದು ಮತ್ತು ಸ್ಥಳೀಯ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಗಾಂಧೀಜಿ ಆಶಯ ಆಗಿತ್ತು. ಹಾಗಾಗಿ ಹಳ್ಳಿಗಳ ಆರ್ಥಿಕತೆಯನ್ನ ಇದು ಬಲಪಡಿಸ್ತಾ ಹೋಗ್ತದೆ. ಖಾದಿ ಮತ್ತು ಚರಕ ಈ ಸ್ವದೇಶಿ ಚಳವಳಿಯ ಶ್ರಮದ ಗೌರವದ ಸಂಕೇತ ಅಂತ ಹೇಳಿ ಗಾಂಧೀಜಿಯವರು ಭಾವಿಸಿದ್ರು. ಮತ್ತೆ ಗಾಂಧೀಜಿಯವರು ಯಾಕೆ ಪ್ರಸ್ತುತ ಅಂತ ಹೇಳಿದ್ರೆ ಧರ್ಮದರ್ಶಿ ತತ್ವ ಅಂತ ಹೇಳಿ ಒಂದು ಟ್ರಸ್ಟಿಶಿಪ್ ತತ್ವವನ್ನ ಪ್ರಿನ್ಸಿಪಲ್ಸ್ ಅನ್ನ ಹೇಳ್ತಾರೆ. ಗಾಂಧೀಜಿಯವರು ಶ್ರೀಮಂತರ ಸಂಪತ್ತನ್ನ ಬಲವಾಗಿ ಕಸಿದುಕೊಳ್ಳೋದನ್ನ ಇವರು ವಿರೋಧ ಮಾಡ್ತಾರೆ. ಬದಲಾಗಿ ಶ್ರೀಮಂತರ ಮನ ಒಲಿಸಿ ತಮ್ಮ ವೈಯಕ್ತಿಕ ಅಗತ್ಯತೆಗಿಂತ ಹೆಚ್ಚಾಗಿರುವ ಸಂಪತ್ತನ್ನ ಸಮಾಜದ ಕಲ್ಯಾಣಕ್ಕೋಸ್ಕರ ಕಾಯ್ದಿರಿಸಿದ ಟ್ರಸ್ಟಿಗಳಂತೆ ನೋಡ್ಕೊಳ್ಬೇಕು, ಅವರ ಮನವೊಲಿಸಿ ಅವರ ಸಂಪತ್ತನ್ನ ತಗೊಂಡು ಬಡವರಿಗೋಸ್ಕರ ವಿನಿಯೋಗ ಮಾಡಬೇಕು ಅನ್ನೋದು ಅವರ ಇನ್ನೊಂದು ನಿಲುವಾಗಿತ್ತು. ಮತ್ತೆ ಇನ್ನೊಂದು ಮುಖ್ಯವಾಗಿ ಸರ್ವೋದಯ ಅಂತ, ವೆಲ್ಫೇರ್ ಆಲ್ ಅಂತ ಹೇಳ್ತೇವೆ. ಇದು ಬಹಳ ಪ್ರಸ್ತುತ ದಿನಗಳಲ್ಲಿ ಬಂಡವಾಳಶಾಹಿ ಕೆಲವೇ ಜನರ ಕಲ್ಯಾಣವನ್ನ ಬಯಸಿದ್ರೆ ಗಾಂಧಿ ಅರ್ಥಶಾಸ್ತ್ರ ಸರ್ವೋದಯ ಅಂದ್ರೆ ಸಮಾಜದ ಎಲ್ಲ

0: ಅವರು ಪ್ರಸ್ತುತ ಅಂತ ಹೇಳಿ ಯಾಕೆ ಅನಿಸ್ತೀವಿ ಅಂದ್ರೆ, ಇವತ್ತು ಬಹಳಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ. ಯಂತ್ರೋಪಕರಣಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಯಂತ್ರಗಳು ಇವತ್ತು ಹೊರದೂಡಲ್ಪಡ್ತಾ ಇದೆ. ನಿರುದ್ಯೋಗ ಸಂಖ್ಯೆ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಪ್ರಸ್ತುತ ದಿನಗಳಲ್ಲಿ ಇವರ ತತ್ವ ಪ್ರಸ್ತುತ ಆಗಿದೆ. ಹಾಗಾಗಿ ಇಂದಿನ ಜಾಗತಿಕ ತಾಪಮಾನ, ಪರಿಸರ ಮಾಲಿನ್ಯ ಮತ್ತು ಹೆಚ್ಚಿರುವ ಆರ್ಥಿಕ ಅಸಮಾನತೆಗಳ ಕಾಲದಲ್ಲಿ ಸುಸ್ಥಿರ ಹಾಗೂ ಮಾನವ ಕೇಂದ್ರಿತ ಅಭಿವೃದ್ಧಿಗೆ ಗಾಂಧಿ ತತ್ವಗಳು ಬಹಳ ಪ್ರಸ್ತುತ ಆಗ್ತಾ ಹೋಗ್ತವೆ. ನಾವು ಗಾಂಧೀಜಿಯವರನ್ನ ಒಂದು ಮಾನವ ಕಲ್ಯಾಣದ ದಾರಿದೀಪ ಅಂತ ಮೌಲ್ಯಗಳನ್ನ ಹೇಳ್ತೇವೆ. ಯಾಕೆಂದ್ರೆ ಸತ್ಯ ಅನ್ನೋದು ಇವರು ಬಹಳವಾಗಿ ಪ್ರತಿಪಾದನೆ ಮಾಡ್ತಾ ಹೋದ್ರು. ಗಾಂಧೀಜಿ ಪ್ರಕಾರ ಸತ್ಯವೇ ದೇವರು. ಅವರು ಇಡೀ ಜೀವನವನ್ನ ಸತ್ಯದ ಅನ್ವೇಷಣೆ ಮತ್ತು ಪ್ರಯೋಗಕ್ಕಾಗಿಯೇ ಮುಡುಪಾಗಿಟ್ಟಿದ್ದನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಮತ್ತೆ ಇವರ ಅಹಿಂಸೆ ಇದೆಯಲ್ಲ, ನಾನ್ ವೈಲೆನ್ಸ್ ಅನ್ನೋದು, ಯಾವುದೇ ಜೀವಿಗೆ ಕಾಯ ವಾಚ ಮನಸ್ಸ ಹಿಂಸೆ ಮಾಡದಿರುವುದೇ ಅಹಿಂಸೆ. ಇದು ಹೇಳಿತನ ಅಲ್ಲ, ಬದಲಾಗಿ ಅತ್ಯಂತ ಶಕ್ತಿಶಾಲಿ ಆಯುಧ ಅಂತ ಹೇಳಿ ಗಾಂಧೀಜಿ ಅಹಿಂಸೆಯನ್ನ ನಂಬಿದ್ರು. ಹಾಗಾಗಿ ಸ್ವತಂತ್ರ ಕಾಲ ಇವತ್ತು ಸಿಕ್ಕಿರೋದಕ್ಕೆ ಅವರ ಅಹಿಂಸಾ ತತ್ವ ಇಡೀ ಪ್ರಪಂಚವೇ ಅವರಿಗೆ ಹೆಚ್ಚು ಮೆಚ್ಚುಗೆಯನ್ನ ತಂದುಕೊಟ್ಟಿದ್ದು. ಈ ತತ್ವಕ್ಕೆ ಹೆಚ್ಚು ಆದ್ಯತೆಯನ್ನ ಗಾಂಧೀಜಿ ಕೊಡ್ತಾ ಹೋಗಿರೋದನ್ನ ನಾವು ಗಮನಿಸ್ತೇವೆ. ಮತ್ತೆ ಇವರ ಸತ್ಯಾಗ್ರಹ, ಸತ್ಯ ಮತ್ತು ಅಹಿಂಸಾ ಮಾರ್ಗದಲ್ಲಿ ನಿಂತು ಅನ್ಯಾಯದ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸುವುದೇ ಸತ್ಯಾಗ್ರಹ ಅಂತೇಳಿ ಗಾಂಧೀಜಿ ಅವರು ನಂಬಿದ್ರು. ಅಸ್ಪೃಶ್ಯತೆಯ ನಿವಾರಣೆಗೆ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನ ಗಾಂಧೀಜಿ ಬಲವಾಗಿ ವಿರೋಧಿಸಿದ್ರು. ದಲಿತರನ್ನ ಹರಿಜನ ದೇವರ ಮಕ್ಕಳು ಅಂತೇಳಿ ಅವರು ಕರೆದು ಅವರ ಸಮಾನತೆಗಾಗಿ ಗಾಂಧೀಜಿ ಶ್ರಮಿಸಿದ್ದನ್ನ ನಾವು ನೋಡ್ತಾ ಹೋಗ್ತೇವೆ. ಮತ್ತು ಕೋಮು ಸೌಹಾರ್ದತೆ, ಇಂದಿನ ದಿನಗಳಲ್ಲಿ ನಾವು ನೋಡ್ತೇವೆ ಕೋಮು ಸೌಹಾರ್ದತೆ ಬಹಳಷ್ಟು ಮಟ್ಟಿಗೆ ಕದಡಿದರದನ್ನ ಕಾಣ್ತಾ ಹೋಗ್ತೇವೆ. ಆದ್ರೆ ಗಾಂಧೀಜಿ ಬಹಳಷ್ಟು ಪ್ರತಿಪಾದನೆ ಮಾಡಿದ್ರು. ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲ ಧರ್ಮಗಳ ಜನರು ಒಟ್ಟಾಗಿ ಶಾಂತಿಯುತವಾಗಿ ಬಾಳ್ಬೇಕು ಅನ್ನೋದು ಅವರ ಆಶಯವಾಗಿತ್ತು. ಹಾಗಾಗಿ ಗಾಂಧೀಜಿಯವರ ತತ್ವಗಳು ಕೇವಲ ಒಂದು ತತ್ವವಾಗಿರದೆ ಇಡೀ ಸಮಾಜದ ಪ್ರಸ್ತುತ ದಿನಗಳಲ್ಲಿ ದಾರಿದೀಪವಾಗಿದೆ. ಅವರು ಅಷ್ಟೇ ಅಲ್ಲ, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಗಳನ್ನ ಅವರು ಕೊಡ್ತಾ ಹೋದ್ರು. ಪುರುಷರಷ್ಟೇ ಮಹಿಳೆಯವರಿಗೆ ಆದ್ಯತೆ ಇರಬೇಕು ಅಂತ ಹೇಳಿದ್ರು. ಈಗ ಪ್ರಸ್ತುತ ಚರ್ಚೆ ಆಗ್ತಾ ಇದೆ ಮಹಿಳಾ ಮೀಸಲಾತಿಗೆ, ಅದಕ್ಕೆ ಪೂರಕವಾಗಿಯೇ ಗಾಂಧೀಜಿ ಮೊದಲೇ ತಿಳಿಸಿದ್ರು ಪುರುಷರಷ್ಟೇ ಮಹಿಳೆಯರಿಗೂ ಕೂಡ ಆದ್ಯತೆ ಕೊಡಬೇಕು ಅಂತೇಳಿ. ಈ ಪ್ರಸ್ತುತ ನಾಗಾಲೋಟದ ಆಧುನಿಕ ಜೀವನದಲ್ಲಿ ಗಾಂಧೀಜಿಯವರ ಚಿಂತನೆಗಳು ದಾರಿದೀಪವಾಗಿವೆ. ಅದನ್ನ ನಾವೆಲ್ಲರೂ ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ.
1: ಓಕೆ ಸರ್, ಕೊನೆಯದಾಗಿ ನಮ್ಮ ರೇಡಿಯೋ ಕೇಳುಗರಿಗೆ ತಮ್ಮ ದಿನನಿತ್ಯದ ಬದುಕಿನಲ್ಲಿ ತಕ್ಷಣ ಅಳವಡಿಸಿಕೊಳ್ಳಬಹುದಾದಂತಹ ಒಂದು ಸರಳ ಗಾಂಧಿ ಚಿಂತನೆಯ ಕುರಿತು ಒಂದೆರಡು ಮಾತು ಹೇಳ್ಬೋದಾ ಸರ್?
0: ಮೇಡಮ್, ಗಾಂಧೀಜಿಯವರಿಗೆ ಅಳವಡಿಸಿಕೊಳ್ಬೇಕಾದದ್ದು ಮುಖ್ಯವಾಗಿ ನಮ್ಮ ಬಯಕೆಗಳನ್ನ ನಿಯಂತ್ರಣ ಮಾಡ್ಕೊಳ್ಬೇಕು. ಅದರಿಂದ ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗ್ತವೆ. ಯಾಕೆಂದ್ರೆ ಬೇಕು, ಅಗತ್ಯತೆಗೋಸ್ಕರ ಇರಲಿ ಬಯಕೆಗಳು, ದುರಾಸೆಗಳಿಗೋಸ್ಕರ ಇರಬಾರ್ದು. ಬೇರೆಯವರನ್ನ ನೋಡಿ ಅಸೂಯೆ ಪಟ್ಟು ಅದಕ್ಕೋಸ್ಕರ ಬೇರೆಯವರನ್ನ ನೋಡಿ ಜೀವನ ಮಾಡಬಾರ್ದು. ನಮ್ಮನ್ನ ನಮಗೆ ಎಷ್ಟು ಸಾಧ್ಯನೋ ಆಸೆಗೆ ಇದ್ದಷ್ಟು ಕಾಲು ಚಾಚು, ಅಂದ್ರೆ ಆರ್ಥಿಕತೆಗೆ ತಕ್ಕಂತೆ ತಮ್ಮ ಬಯಕೆಗಳನ್ನ ಹೊಂದಿಸ್ಕೊಂಡ್ರೆ ಜೀವನ ಸುಖಕರ ಆಗಿರ್ತದೆ. ಅಷ್ಟೇ ಅಲ್ಲ, ಈ ಒಂದು ಪ್ರಮುಖವಾಗಿ ದುರಾಸೆಗಳನ್ನ ಪಡದೆ ಮತ್ತೆ ಎಲ್ಲರಿಗೂ ಬೇರೆಯವರಿಗೆ ಯಾವುದೇ ಹಿಂಸೆಗಳನ್ನ ಕೊಡದೆ ತನ್ನ ಜೀವನವನ್ನ ಶಿಸ್ತುಬದ್ಧವಾಗಿ ನಡೆಸ್ಕೊಂಡ್ರೆ ಗಾಂಧಿ ತತ್ವ ಹೆಚ್ಚು ಪ್ರಸ್ತುತ ಆಗ್ತದೆ, ನಮ್ಮ ಅವರಿಂದ ದಾರಿದೀಪ ಆಗ್ತದೆ ಜೀವನಕ್ಕೆ ಅಂತೇಳಿ.
1: ಓಕೆ ಸರ್, ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
2: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಎಷ್ಟೊಂದು ಅರ್ಥಪೂರ್ಣವಾದ ಹಾಗೂ ಚಿಂತನಾರ್ಹ ವಿಚಾರಗಳನ್ನ ಡಾಕ್ಟರ್ ಎಟಿ ಪದ್ಮೇಗೌಡ ಸರ್ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು. ಆಸೆಗೆ ತಕ್ಕಂತೆ ಕಾಲು ಚಾಚದೆ ಬದುಕಿನ ಪ್ರಸ್ತುತೆಗೆ ತಕ್ಕಂತೆ ಬಯಕೆಗಳನ್ನ ನಿಯಂತ್ರಿಸಿಕೊಂಡು ಬದುಕಿದರೆ ಪ್ರತಿಯೊಬ್ಬರ ಜೀವನವು ಶಿಸ್ತುಬದ್ಧ ಹಾಗೂ ಸುಖಕರವಾಗಿರುತ್ತೆ ಅಂತ ಎಷ್ಟು ಸರಳವಾಗಿ ಹೇಳ್ಕೊಟ್ರು. ತಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ಮಹಾತ್ಮ ಗಾಂಧೀಜಿ ಅವರ ಸತ್ಯ, ಅಹಿಂಸೆ ಮತ್ತು ಸ್ವಾವಲಂಬನೆಯ ಚಿಂತನೆಗಳು ಇವತ್ತಿನ ಬದುಕಿಗೆ ಎಷ್ಟು ಮುಖ್ಯ ಅನ್ನೋದನ್ನ ನಮಗೆ ತಿಳಿಸಿಕೊಟ್ಟರು. ಡಾಕ್ಟರ್ ಎಟಿ ಪದ್ಮೇಗೌಡ ಸರ್ ಅವರಿಗೆ ನಮ್ಮ ರೇಡಿಯೋ ತಂಡದ ಪರವಾಗಿ ಹಾಗೂ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇವತ್ತು ಗಾಂಧಿ ಜಯಂತಿ, ನನ್ನ ಬದುಕೆ ನನ್ನ ಸಂದೇಶ ಅಂತ ಜಗತ್ತಿಗೆ ಸಾರಿ ಹೇಳಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಗಾಂಧಿಯವರ ಮಹಾನ್ ವಿಚಾರಗಳಿಂದ ಕನಿಷ್ಠ ಒಂದು ಸಣ್ಣ ತತ್ವವನ್ನಾದರೂ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಪ್ರತಿಯೊಬ್ಬರಲ್ಲೂ ಮಾನವೀಯತೆಯಿಂದ ವರ್ತಿಸೋಣ ಮತ್ತು ಸರಳತೆಯಲ್ಲಿ ನೈಜ ಸಂತೋಷವನ್ನು ಕಂಡುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
3: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
2: ವಿವರಗಳನ್ನು ಕೂಡಲೇ ವಾಟ್ಸಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
4: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

0: ಜೈ ಭೀಮ್, ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಇಂದು ಮೀಡಿಯಾಗಳು ಜಾಹೀರಾತುಗಳ ನಿರ್ದೇಶನದಂತೆ ನಡೆಯಿತು. ಜಾಹೀರಾತುಗಳು ಇಲ್ಲದೆ ಹೋದರೆ ಇವತ್ತು ಮೀಡಿಯಾಗಳು ನಡೆಯೋದೇ ಇಲ್ಲ ಅನ್ನುವ ನಿರ್ಣಾಯಕ ಸ್ಥಿತಿಗೆ ತಲುಪಿದೆ. ಹಾಗಾಗಿಯೇ ಸಹಜವಾಗಿ ಜಾಹೀರಾತುಗಳನ್ನು ಆಧರಿಸಿ ಮೀಡಿಯಾಗಳ ದೃಷ್ಟಿ ಧೋರಣೆಗಳು ನಿರ್ಧಾರ ಆಗ್ತಿವೆ. ಇಂತಹ ಹೊತ್ತಲ್ಲಿ 1950 ಸಂದರ್ಭದ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ದಂತಹ ಜಾಹೀರಾತುಗಳನ್ನು ತುಂಬಾ ಸೂಕ್ಷ್ಮವಾಗಿ ಗ್ರಹಿಸಿದ ಬಾಬಾ ಸಾಹೇಬರು ಅವರ ಜನತಾ ಪತ್ರಿಕೆಯಲ್ಲಿ ಈ ಜಾಹೀರಾತುಗಳ ಬಗ್ಗೆಯೇ ಒಂದು ಸಣ್ಣ ಟಿಪ್ಪಣಿಯನ್ನು ಬರೀತಾರೆ. ಈ ಟಿಪ್ಪಣಿ ಇವತ್ತಿಗೆ ಹೆಚ್ಚು ಪ್ರಸ್ತುತ ಅಂತ ಅನಿಸುವ ಕಾರಣಕ್ಕೆ ಅಂಬೇಡ್ಕರ್ ಓದು ಸರಣಿಗಾಗಿ ಈ ಪುಟ್ಟ ಬರಹವನ್ನ ಓದ್ತಾ ಇದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುವೆಂಪು ಭಾಷಾ ಭಾರತಿ 2015 ಪ್ರಕಟಿಸಿದ ಎಡಿಷನ್ನಲ್ಲಿ ಸಂಪುಟ 22 ಪುಟ 116 ಈ ಒಂದು ಸಣ್ಣ ಬರಹವನ್ನ ನೀವು ಓದಬಹುದು. ಈ ಬರಹ ಹೀಗಿದೆ. ವರ್ತಮಾನ ಪತ್ರಿಕೆಗಳಲ್ಲಿನ ಜಾಹೀರಾತು. ಬಹಳಷ್ಟು ಪತ್ರಕರ್ತರು ಹಣದ ಆಸೆಗೆ ಬಲಿಬಿದ್ದು ತಮ್ಮ ವರ್ತಮಾನ ಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟಿಸುವ ವಿಷಯದಲ್ಲಿ ವಿಧಿ ನಿಷೇಧಗಳನ್ನು ಪಾಲಿಸುವುದಿಲ್ಲ. ಮರಾಠಿ ವರ್ತಮಾನ ಪತ್ರಿಕೆಗಳಲ್ಲಿ ಲೈಂಗಿಕತೆಗೆ ಸಂಬಂಧಿಸಿದ ಔಷಧಗಳ ವಲಸು ಜಾಹೀರಾತುಗಳ ಭರಾಟೆ ಮೊದಲಿನಿಂದಲೂ ಇದೆ. ಸಾಕಷ್ಟು ಜಾಹೀರಾತುಗಳು ಮೋಸ ಹಾಗೂ ಅನೀತಿಗೆ ಉತ್ತೇಜನ ಕೊಡುತ್ತಿವೆ. ಶರೀರ ಪ್ರಕೃತಿಗೆ ಮಾರಕವಾಗಿವೆ. ವಾಚಕರ ಕೊಳಕು ವಾಸನೆಗಳನ್ನು ಉದ್ದೀಪಿಸುತ್ತಿವೆ. ಹಾಗೆಯೇ ಕೆಲವು ಜಾಹೀರಾತುಗಳು ವಿದೇಶಿ ಮದ್ಯಕ್ಕೆ ಸಂಬಂಧಪಟ್ಟಿವೆ. ಇಂತಹ ಜಾಹೀರಾತುಗಳು ವರ್ತಮಾನ ಪತ್ರಿಕೆಗಳಲ್ಲಿ ಪ್ರಕಟ ಆಗದೇ ಇರುವುದೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದು. ಈ ವಿಷಯದಲ್ಲಿ ನಾಸಿಕ್ನ ಕೆಲವು ಪತ್ರಕರ್ತರು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ನಮಗಿರುವ ಮಾಹಿತಿಯನ್ನು ಆಧರಿಸಿ ಹೇಳುವುದಾದರೆ ಮದ್ಯ ಹಾಗೂ ಕಾಮೋತ್ತೇಜಕ ಔಷಧಿಗೆ ಸಂಬಂಧಿಸಿದ ಜಾಹೀರಾತಿನ ಮೇಲೆ ಈ ಪತ್ರಕರ್ತರು ಬಹಿಷ್ಕಾರ ಹೇರಲು ನಿರ್ಧರಿಸಿದ್ದಾರೆ. ಇದೊಂದು ಅತ್ಯುತ್ತಮ ನಿರ್ಧಾರ, ಶ್ಲಾಘನೀಯವಾದುದು. ದೇಶದಲ್ಲಿನ ಬಹಳಷ್ಟು ವರ್ತಮಾನ ಪತ್ರಿಕೆಗಳಲ್ಲಿ ಗಂಡು ಹೆಣ್ಣಿನ ಪರಸ್ಪರ ಆಕರ್ಷಣೆಯ ಅಶ್ಲೀಲ ಚಿತ್ರಗಳು ಪ್ರಕಟಗೊಳ್ತಾ ಇವೆ. ಕೆಲವು ಪತ್ರಿಕೆಗಳಲ್ಲಿ ಇಂತಹ ಚಿತ್ರಗಳ ಜೊತೆಗೆ ಹೆಸರಿಗೆ ಮಾತ್ರ ವರದಿ ಪ್ರಕಟ ಆಗಿರುತ್ತೆ. ಕೆಲವೊಮ್ಮೆ ತುಂಬಾ ಅಶ್ಲೀಲ ವರದಿಗಳು ಕೂಡ ಪ್ರಕಟ ಆಗ್ತಿವೆ. ನಾಸಿಕ್ನ ಪತ್ರಕರ್ತರು ಮದ್ಯ ಮತ್ತು ಕಾಮೋತ್ತೇಜಕ ಔಷಧಿಗೆ ಸಂಬಂಧಪಟ್ಟ ಜಾಹೀರಾತುಗಳನ್ನು ನಿಷೇಧ ಮಾಡಿದಂತೆಯೇ ಅಶ್ಲೀಲ ಚಿತ್ರಗಳು ಮತ್ತು ಅಶ್ಲೀಲ ವರದಿಗಳ ಪ್ರಕಟಣೆಯನ್ನು ಕೂಡ ನಿಷೇಧಿಸುವಂತಹ ವ್ಯವಸ್ಥೆ ಆಗಬೇಕಿದೆ. ಧನ್ಯವಾದಗಳು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ತ್ರಿಪದಿಗಳ ಬ್ರಹ್ಮ ಅಂತಲೇ ಪ್ರಸಿದ್ಧರಾದಂಥ ಸರ್ವಜ್ಞರ ವಿಚಾರಧಾರೆಯನ್ನ ತಿಳಿಯೋಣ.
9: ಸರ್ವಜ್ಞರ ಪ್ರತಿಯೊಂದು ವಚನಗಳು ಕೂಡ ಆಡು ಮಾತಿನ ರೂಪದಲ್ಲಿದೆ. ಸರಳವಾಗಿ, ಸುಲಭವಾಗಿ ಅರ್ಥವಾಗುವಂತಿದೆ. ಅದು ನೀತಿಯನ್ನ ಬೋಧಿಸುತ್ತೆ. ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಔಷಧಿಯಂತೆ ಕೆಲಸ ಮಾಡುತ್ತೆ. ಅಂತಹ ವಚನಗಳಲ್ಲಿ ಸರ್ವಜ್ಞನು ಆಡುವ ನುಡಿಗಳಲ್ಲಿ ವಚನಗಳನ್ನ ತ್ರಿಪದಿಗಳಲ್ಲಿ ರಚಿಸುತ್ತಾರೆ. ಸರ್ವಜ್ಞರ ವಚನಗಳನ್ನ ಮೊದಲ ಬಾರಿಗೆ ಉಚ್ಚಂಗಿ ಚನ್ನಬಸಪ್ಪನವರು ಈ ವಚನಗಳನ್ನ ಸಂಗ್ರಹಿಸಿದ್ರು. ಸರ್ವಜ್ಞರ ಪ್ರತಿಯೊಂದು ವಚನಗಳು ಕೂಡ ಸಾಕಷ್ಟು ಅರ್ಥದಿಂದ ಕೂಡಿದೆ. ಹಾಗೆ ಸಮಾಜಕ್ಕೆ ಸಾಕಷ್ಟು ವಿಚಾರಗಳನ್ನ ಹೇಳುವಂತಹ ಕೆಲಸ ಸರ್ವಜ್ಞರು ಮಾಡಿದ್ರು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ಸರ್ವಜ್ಞರ ಒಂದಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲಿಗೆ, ಅಜ್ಜಿ ಇಲ್ಲದ ಮನೆಯು ಮಜ್ಜಿಗೆ ಇಲ್ಲದ ಊಟ, ಕೊಜ್ಜೆಯ ನರಿಯದವರ ಮನೆಯು, ಇವು ಮೂರು ಲಜ್ಜೆಗೇಡೆಂದ ಸರ್ವಜ್ಞ. ಅಂದ್ರೆ ಈ ವಚನ ಮೂರೇ ಲೈನ್ ಅಲ್ಲಿ ಇದ್ರೂ ಕೂಡ ಇದರಲ್ಲಿ ಸಾಕಷ್ಟು ಅರ್ಥಗಳನ್ನ ನಾವು ನೋಡಬಹುದು. ಮನೆಯಲ್ಲಿ ಹಿರಿಯರಿರ್ಬೇಕು ಅಂತ ಹೇಳ್ತಾರೆ. ಅನುಭವಿ ಅಜ್ಜನೋ ಅಜ್ಜಿನೋ ಇದ್ರೆ ನಮ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ನೀತಿ ಕಥೆಗಳನ್ನ ಹೇಳ್ತಾರೆ. ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ. ಅದರಿಂದ ಮನೆಗೊಬ್ಬ ಅನುಭವಿ ಅಜ್ಜಿ ಇರಬೇಕು ಅಂತ ಹೇಳ್ತಾರೆ. ಅಜ್ಜಿ ಇದ್ರೆ ಆ ಮನೆಯಲ್ಲಿ ಎಲ್ಲವೂ ಕೂಡ ಸುಲಭವಾಗಿ ನಡೆಯುತ್ತೆ. ಹಾಗೆ ಅವರು ಸರಿ ತಪ್ಪುಗಳ ಬಗ್ಗೆ ವಿವೇಚನೆಯಿಂದ ನಮ್ಗೆ ಬುದ್ಧಿವಾದವನ್ನ ಹೇಳ್ತಾರೆ. ಒಳ್ಳೆಯ ದಾರಿಯಲ್ಲಿ ನೆನೆದುಕಿ ಮಾರ್ಗದರ್ಶನ ಮಾಡ್ತಾರೆ. ಇದನ್ನೇ ಸರ್ವಜ್ಞರ ಹೇಳುದು ಅಜ್ಜಿ ಇಲ್ಲದ ಮನೆಯು ಅಂತ. ಹಾಗೆ ಮಜ್ಜಿಗೆ ಇಲ್ಲದ ಊಟ, ನಾವು ಎಂಥದೇ ಊಟ ಮಾಡಿದ್ರು ಕೂಡ, ಯಾವ್ದೇ ಮದುವೆ ಮನೆ ಇರ್ಬೋದು, ಸಮಾರಂಭ ಇರ್ಬೋದು, ಇಂತಹ ಬೃಷ್ಟಾನ್ನವನ್ನ ಊಟ ಮಾಡಿದ್ರು ಕೂಡ ಕೊನೆಯಲ್ಲಿ ಸ್ವಲ್ಪ ಮಜ್ಜಿಗೆ ಅನ್ನವನ್ನ ಊಟ ಮಾಡಿ ಅಥವಾ ಒಂದ್ ಸ್ವಲ್ಪ ಮಜ್ಜಿಗೆಯನ್ನ ಕುಡಿದ್ರೆ ಸಮಾಧಾನ ಅನ್ಸುತ್ತೆ. ಅಂದ್ರೆ ನಾವು ಊಟ ಮಾಡಿದ್ದೆಲ್ಲ ಜೀರ್ಣ ಆಗೋದಕ್ಕೆ ಮಜ್ಜಿಗೆ ಸಹಾಯಕವಾಗುತ್ತೆ, ಹಾಗೆ ತೃಪ್ತಿ ಆಗುತ್ತೆ, ಊಟ ಮಾಡಿದ ಸಾರ್ಥಕತೆ ಆಗುತ್ತೆ. ಅದೇ ರೀತಿ ಸರ್ವಜ್ಞರು ಈ ಊಟದ ವಿಚಾರವನ್ನ ಕೂಡ ಅವರ ವಚನದಲ್ಲಿ ಹೇಳಿದ್ದಾರೆ. ಅಜ್ಜಿ ಇಲ್ಲದ ಮನೆಯು ಮಜ್ಜಿಗೆ ಇಲ್ಲದ ಊಟ, ಕೊಜ್ಜೆಯನ್ನು ಅರಿಯದವರ ಮನೆಯು, ಈ ಮೂರರ ಬಗ್ಗೆ ಕೂಡ ಸರ್ವಜ್ಞರು ತುಂಬಾ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಹೇಳಿದ್ರೆ ಮನೆಯಲ್ಲಿ ಹಿರಿಯರ ಪ್ರಾಮುಖ್ಯತೆಯನ್ನ ತಿಳಿಸಿದ್ದಾರೆ, ಊಟದಲ್ಲಿ ಮಜ್ಜಿಗೆಯ ಪ್ರಾಮುಖ್ಯತೆಯನ್ನ ತಿಳಿಸಿದ್ದಾರೆ. ಇದು ನಮ್ಮ ದಿನನಿತ್ಯದ ಜೀವನ ಪದ್ಧತಿಯ ಬಗ್ಗೆ ಕೂಡ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಮತ್ತೊಂದು ವಚನದಲ್ಲಿ, ಅನ್ನ ದಾನಗಳಿಂತ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿದು ಇನ್ನಿಲ್ಲ ಜಗದೊಳಗೆ, ಅನ್ನವೇ ಪ್ರಾಣ ಸರ್ವಜ್ಞ. ಅಂದ್ರೆ ಸಕಲ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂಬಂತೆ ಎಲ್ಲ ದಾನಗಳಿಗಿಂತ ಮುಖ್ಯವಾದ ದಾನ ಅಂತ ಹೇಳಿದ್ರೆ ಅನ್ನದಾನ ಅಂತ ಹೇಳ್ತಾರೆ. ಹಸಿದವರಿಗೆ ಅನ್ನವನ್ನ ನೀಡೋದಿದೆಯಲ್ಲ, ಅದು ಬಹಳ ಪವಿತ್ರವಾದಂತಹ ದಾನ, ಬಹಳ ಶ್ರೇಷ್ಠವಾದಂತಹ ದಾನ, ಹಸಿದವರಿಗೆ ಅನ್ನವನ್ನ ಕೊಡೋದು. ಅದನ್ನೇ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ಎಲ್ಲ ದಾನಗಳಿಗಿಂತ ಅನ್ನದಾನವೇ ಶ್ರೇಷ್ಠ ಅಂತ ಹೇಳಿ, ಅನ್ನಕ್ಕಿಂತ ಮಿಗಿಲು ಇನ್ನಿಲ್ಲ, ಅಂದ್ರೆ ಊಟಕ್ಕಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತೇಳಿ. ಸಕಲ ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಕೂಡ ಆಹಾರ ಬಹಳ ಮುಖ್ಯ ಆಗುತ್ತೆ ಜೀವಿಸೋದಕ್ಕೆ. ಅದರ ಪ್ರಾಮುಖ್ಯತೆಯನ್ನ ಸರ್ವಜ್ಞರು ಈ ವಚನಗಳಲ್ಲಿ ಹೇಳಿದ್ದಾರೆ. ಅನ್ನವೇ ಪ್ರಾಣ ಸರ್ವಜ್ಞ ಅಂತೇಳಿ, ಅಂದ್ರೆ ಅನ್ನವೇ ಎಲ್ಲರಿಗೂ ಪ್ರಾಣ, ಆದ್ರಿಂದ ಅನ್ನಕ್ಕಿಂತ ಮಿಗಿಲೆನಿಸುವ ದಾನ ಜಗತ್ತಿನಲ್ಲಿ ಬೇರೊಂದಿಲ್ಲ ಎಂಬುದನ್ನ ಈ ವಚನದಲ್ಲಿ ಹೇಳಿದ್ದಾರೆ. ಇಲ್ಲೂ ಕೂಡ ಅನ್ನ ದಾನದ ಮುಂದೆ ಯಾವುದು ಇಲ್ಲ ಎಂಬುದನ್ನ ಹೇಳಿದ್ದಾರೆ. ಅಂದ್ರೆ ನಮ್ಮ ಶಿವಶರಣರು ದಾಸೋಹಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದವರು. ಅಂದ್ರೆ ಹಸಿದವರಿಗೆ ಹಾಗೆ ಕಳಿಸಬಾರದು, ಹಸಿದವರಿಗೆ ಮುಷ್ಟಿ ಅನ್ನವನ್ನಾದ್ರೂ ಹಾಕ್ಬೇಕು ಎಂಬ ತತ್ವವನ್ನ ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡವರು. ಆದ್ರಿಂದ ಅನ್ನದಾನವೇ ಶ್ರೇಷ್ಠವಾದ ದಾನ ಅಂತ ಹೇಳಿ ಸರ್ವಜ್ಞರು ಕೂಡ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಸರ್ವಜ್ಞರ ವಚನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟೇ ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸರ್ವಜ್ಞರ ವಚನಗಳ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸರ್ವಜ್ಞರ ಮತ್ತೊಂದು ವಚನ ಹೀಗಿದೆ: ಆಡದಲೆ ಕೊಡುವವನು ರೂಢಿಯೊಳಗೊತ್ತಮನು, ಆಡಿಕೊಡುವವನು ಮಧ್ಯಮನು, ಆದ ಮಾತ ನಾಡಿಯೂ ಕೊಡದವನು ಸರ್ವಜ್ಞ. ಅಂದ್ರೆ ಈ ವಚನದ ನೋಡಿ ಇಷ್ಟೊಂದು ಅರ್ಥ ಇದೆ. ದಾನವನ್ನ ಮಾಡ್ತೀವಿ, ದಾನವನ್ನ ಮಾಡುವಾಗ ನಾವು ಬಾಯ್ಬಿಟ್ಟು ಹೇಳದೆ ಸುಮ್ನೆ ದಾನವನ್ನ ಕೊಡಬೇಕು. ತಗೊಳ್ಳೋರಿಗೆ ಮತ್ತೆ ಕೊಡೋರಿಗೆ ಮಾತ್ರ ಗೊತ್ತಿರಬೇಕು. ನಾವ್ ಇಂಥವ್ರಿಗೆ ದಾನ ಮಾಡಿದ್ವಿ, ಅವ್ರ ಕಷ್ಟದಲ್ಲಿದ್ರು, ನಾವು ಕೊಟ್ವಿ ಕೊಟ್ವಿ ಅಂತ ಹೇಳಿ ಹೇಳ್ತಾ ಇರಬಾರ್ದು ಎಂಬುದನ್ನ ಮೊದಲ ಸಲ್ಲಿ ಕೇಳ್ತೀವಿ. ಆಡದಲೇ ಕೊಡುವವನು ರೂಢಿಯೊಳಗುತ್ತಮನು. ಅಂದ್ರೆ ನಾವು ಯಾವುದೇ ರೀತಿ ಹೇಳದೆ ಪ್ರಚಾರವನ್ನ ಬಯಸದೆ ಅವನಿಗೆ ಏನೋ ಕಷ್ಟದಲ್ಲಿದ್ದಾನೆ ಅಂತೇಳಿ ಸಹಾಯ ಮಾಡುವವನು ರೂಢಿಯೊಳಗುತ್ತಮನು ಅಂತೇಳಿ. ಎರಡನೇ ಸಾಲಲ್ಲಿ ನೋಡಬಹುದು, ಆಡಿಕೊಡುವವನು ಮಧ್ಯಮನು. ಅಂದ್ರೆ ನಾನು ಇಂಥವ್ರಿಗೆ ಕೊಟ್ಟೆ ಅಂತೇಳಿ ಫೋಟೋ ಎಲ್ಲ ತೆಗೆದು ಈಗೆಲ್ಲ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಯಾರಿಗಾದ್ರು ಒಂದು ಸಣ್ಣ ವಸ್ತುವನ್ನ ದಾನ ಮಾಡಿದ್ರು ಕೂಡ ಅದಕ್ಕೆ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಹಾಕೊಳ್ತೀವಿ. ಹಾಗೆ ಎಲ್ಲರಿಗೂ ನಾವು ಇಂಥವ್ರಿಗೆ ಕಷ್ಟದಲ್ಲಿ ಇದ್ರು, ನಾ ಸಹಾಯ ಮಾಡಿದೆ ಮಾಡಿದೆ ಅಂತ ಎಲ್ಲರ ಹತ್ರ ಹೇಳ್ಕೊಂತಾ ಬರ್ತೀವಿ. ಅವರು ರೂಢಿ ಒಳಗೆ ಮಧ್ಯಮನು ಅಂತ ಹೇಳ್ತಾರೆ. ಹಾಗೆ ಅದಮನು ಹೇಳಿಯೂ ಕೂಡ ಅವನು ದಾನವನ್ನ ಮಾಡಲ್ಲ, ನಾನ್ ಮಾಡ್ತೀನಿ ಮಾಡ್ತೀನಿ ಅಂತ ಬಾಯಲ್ ಹೇಳ್ತಾರೆ. ಕೆಲವರು ಬಾಯಲ್ ಬುರುಡೆ ಬಿಡೋದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಬಾಯಲ್ ಹೇಳ್ತಾ ಇರ್ತಾರೆ, ನಾನು ಕಷ್ಟದರಿದ್ದರಿಗೆ ಸಹಾಯ ಮಾಡಬೇಕು, ಹಾಗೆ ಹೀಗೆ ಅಂತ. ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ, ಆದ್ರೆ ಕೊಡುವ ಮನಸ್ಸಿರಲ್ಲ. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನ ತುಂಬಾ ಜನ ನೋಡ್ತೀವಿ. ಕೆಲವರಿಗೆ ತಮ್ಮಲ್ಲಿ ಏನು ಇರಲ್ಲ, ಆದ್ರೂ ಕೂಡ ದಾನ ಮಾಡಬೇಕು, ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋ ಒಳ್ಳೆ ಗುಣ ಇರುತ್ತೆ. ಆದ್ರೆ ಇನ್ನು ಕೆಲವರಿಗೆ ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇರುತ್ತೆ, ಆದ್ರೆ ಅವರಿಗೆ ಕೊಡುವಂತಹ ಮನಸ್ಸಿರಲ್ಲ, ಬಾಯಲ್ ಮಾತ್ರ ಹೇಳ್ತಾ ಓಡಾಡ್ತಾರೆ, ಬಾಯಲ್ ಹೇಳ್ತಾ ಓಡಾಡ್ತಾರೆ. ಅಂತವರ ಬಗ್ಗೆ ಸರ್ವಜ್ಞ ಇಷ್ಟು ಕಟುವಾಗಿ ಟೀಕಿಸಿದ್ದಾರೆ. ದಾನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇದು ಈ ಸಮಾಜದಲ್ಲಿ ಪ್ರಸ್ತುತವಾಗಿ ನಡೆಯುವಂತಹ ಘಟನೆಯನ್ನೇ ಇಟ್ಕೊಂಡು ಸರ್ವಜ್ಞರು ಆ ಕಾಲದಲ್ಲಿಯೇ ಇಷ್ಟು ಚೆನ್ನಾಗಿ ವಚನಗಳನ್ನ ಬರ್ತಿದ್ದಾರೆ. ಹಾಗೆ ಮತ್ತೊಂದು ವಚನ ಹೀಗಿದೆ: ಉಣ ಬಂದ ಜಂಗಮಗೆ ಉಣ ಬಡಿಸಲೊಲ್ಲದೆಲೆ, ಉಣದಿಪ್ಪ ಲಿಂಗ ಕುಣ ಬಡಿಸಿ ಕೈ ಮುಗಿವ ಬಣಗುಗಳ ನೋಡ ಸರ್ವಜ್ಞ. ಇದು ಧಾಮಿಕ ಭಕ್ತಿಯನ್ನ ಹೀಯಾಳಿಸುವಂತಹ ಒಂದು ವಚನವಾಗಿದೆ. ಅಂದ್ರೆ ಜನ ದೇವರು ಅಂದ ತಕ್ಷಣ ದೇವರಿಗೆ ಇಷ್ಟವಾದಂತಹ ಎಲ್ಲ ಪದಾರ್ಥಗಳನ್ನ ಮಾಡಿ ನಾವು ಭಕ್ತಿಯಿಂದ ದೇವರಿಗೆ ಅರ್ಪಿಸ್ತೀವಿ. ಆದ್ರೆ ದೇವರು ಅದೆಲ್ಲವನ್ನ ಸ್ವೀಕರಿಸ್ತಾನೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೂ ದೇವರು ಎಲ್ಲವನ್ನ ತಿಂತಾನೆ ಎಂಬ ಭಾವನೆಯಿಂದ ನಾವು ದೇವರಿಗೆ ಹಬ್ಬ ಹರಿದಿನಗಳಲ್ಲಿ ಎಡೆ ಇಡ್ತೀವಿ. ಎಲೆ ತುಂಬಾ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳನ್ನ ಮಾಡಿ, ವಿವಿಧ ಬಗೆಯ ಅಡುಗೆಗಳನ್ನ ಮಾಡಿ ಉಣ ಬಡಿಸ್ತೀವಿ. ಆದ್ರೆ ಅದನ್ನ ಪುನಃ ನಾವೇ ತಿಂತೀವಿ, ದೇವ್ರೇನು ತಿನ್ನಲ್ಲ. ಆದ್ರೂ ಕೂಡ ನಾವು ದೇವರಿಗೆ ಅದಿಷ್ಟ ಇದಿಷ್ಟ ಅಂತ ಹೇಳಿ ನಮ್ಮ ತೋರಿಕೆಗಾಗಿ ಎಲ್ಲವನ್ನ ಬಡಿಸ್ತೀವಿ. ಅದೇ ಒಬ್ಬ ಹಸ್ಕೊಂಡಿರುವಂತ ಹಶ್ವಲ್ಲಿರುವಂತ ಜಂಗಮನು ಅಥವಾ ಯಾರೋ ಒಬ್ಬ ವ್ಯಕ್ತಿ ಹಬ್ಬದ ದಿನಗಳಲ್ಲಿ, ಹಬ್ಬದಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಎಲ್ಲ ಸಿಹಿ ತಿಂಡಿಗಳನ್ನ ಮಾಡಿರ್ತೀವಿ, ಆದ್ರೆ ಅದೇ ಸಮಯದಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕು ಅನ್ನೋ ಸಮಯದಲ್ಲಿ ಯಾರೋ ಒಬ್ಬ ಭಿಕ್ಷುಕನು ಅಥವಾ ಯಾರೋ ಹಸಿದವನು ಮನೆ ಬಾಗಿಲಿ ಬಂದ್ರೆ ಹೋಗಪ್ಪ ಏನು ಇಲ್ಲ ಅಂತ ಹೇಳಿ ಅವನಿಗೆ ಎದುರಿಸ್ತೀವಿ. ಅವನಿಗೆ ಏನನ್ನೂ ಕೊಡೋದಿಲ್ಲ, ಆದ್ರೆ ದೇವರಿಗೆ ಅಂದ ತಕ್ಷಣ ಎಲ್ಲವನ್ನ ನೈವೇದ್ಯವನ್ನ ಮಾಡ್ತೀವಿ. ಅದನ್ನ ಸರ್ವಜ್ಞರು ಟೀಕಿಸಿದ್ದಾರೆ. ಉಣಬಂದ ಜಂಗಮಗೆ ಉಣಬಡಿಸಲೊಲ್ಲದಲೆ, ಉಣದಿಪ್ಪ ಲಿಂಗ ಕುಣಬಡಿಸಿ ಕೈ ಮುಗಿವ. ಅಂದ್ರೆ ದೇವರಿಗೆ ಎಲ್ಲವನ್ನ ಅರ್ಪಿಸಿ ಕೈ ಮುಗಿತೀವಿ. ಹಸ್ತವರಿಗೆ ಕೊಟ್ರೆ ಅದೇ ದೇವರಿಗೆ ಸಲ್ಲುವಂತಹ, ದೇವರಿಗೆ ಮಾಡುವಂತಹ ಪುಣ್ಯದ ಕೆಲಸ ಅಂತ ಸರ್ವಜ್ಞರು ಹೇಳ್ತಾರೆ. ಅಂತಹ ಹಸಿದು ಬಂದಂತಹ ಜಂಗಮರಲ್ಲಿ ಶಿವನನ್ನ ಕಾಣಬೇಕು, ಆಗ ಶಿವ ತೃಪ್ತನಾಗ್ತಾನೆ, ಖುಷಿ ಪಡ್ತಾನೆ. ಜಂಗಮರಿಗೆ ಬೈದು, ಬಡವನಿಗೆ ಬೈದು ದೇವರಿಗೆ ಬೃಷ್ಟಾನ್ನ ಭೋಜನವನ್ನ ಎಡೆ ಇಡೋದಲ್ಲ ನಿಜವಾದ ಭಕ್ತಿ ಎಂಬುದನ್ನ, ಭಕ್ತರ ಧಾಂಬಿಕ ಭಕ್ತಿಯನ್ನ ಹೀಯಾಳಿಸಿ ಅಥವಾ ಕಟುವಾಗಿ ಟೀಕಿಸಿ ಸರ್ವಜ್ಞರು ಈ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಸರ್ವಜ್ಞರ ಇನ್ನಷ್ಟು ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಷ್ಟೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
1: ಇದುವರೆಗೆ ಸರ್ವಜ್ಞರ ವಚನಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸರ್ವಜ್ಞರ ಮತ್ತೊಂದು ವಚನ ಹೀಗಿದೆ: ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಮಡುವಕ್ಕೂ ಸಂದ ಸತ್ಪುರುಷ ನೋಡಲಾಗಿ ಪರಬೊಮ್ಮ ಮುಂದೆ ಬಂದಕ್ಕೂ ಸರ್ವಜ್ಞ. ಈ ವಚನದಲ್ಲಿ ಇಷ್ಟೊಂದು ಅರ್ಥವನ್ನ ನೋಡಬಹುದು. ಅಂದ್ರೆ ಪ್ರತಿಯೊಂದು ಹನಿ ಹನಿ ನೀರು ಕೂಡ ಸಮುದ್ರವನ್ನ ಸೇರುತ್ತೆ. ಅಂದ್ರೆ ನದಿ, ಹಳ್ಳ, ಕೊಳ್ಳ ಎಲ್ಲೇ ಹರಿದ್ರು ಕೂಡ ಅದು ಕೊನೆಗೆ ಸೇರೋದು ಸಮುದ್ರವನ್ನೇ. ಅದೇ ರೀತಿ ಒಳ್ಳೆಯ ವ್ಯಕ್ತಿಗಳನ್ನ ಭೇಟಿ ಮಾಡುವಾಗ ಅಥವಾ ಸಜ್ಜನರ ಸಂಘವಿದು ಹೆಜ್ಜೇನು ಸವಿದಂತೆ ಅಂತ ಹೇಳಿ ಮಾತಿದೆಯಲ್ಲ, ಅದೇ ರೀತಿ ಒಳ್ಳೆಯವರ ಸಂಘದಲ್ಲಿ ನಾವಿದ್ರೆ ನಾವು ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಕೆಟ್ಟ ಗುಣಗಳಿದ್ರು ಕೂಡ ಅದೆಲ್ಲವೂ ಹೋಗಿ ಒಳ್ಳೆಯ ಗುಣವನ್ನ ಕಲಿಯೋದಕ್ಕೆ ಸಾಧ್ಯ. ಆದ್ರಿಂದ ನಾವು ಯಾವಾಗ್ಲೂ ಒಳ್ಳೆಯ ವಿಚಾರಗಳನ್ನ ಆಲೋಚನೆ ಮಾಡಬೇಕು, ಒಳ್ಳೆಯವರ ಸಂಘ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಾರೆ. ಅದನ್ನ ಸರ್ವಜ್ಞರು ತಮ್ಮ ವಚನದಲ್ಲಿ ಕೂಡ ಅದೇ ರೀತಿ ಹೇಳಿದ್ದಾರೆ. ಒಳ್ಳೆಯವರ ಸಂಘದಲ್ಲಿದ್ರೆ ನಾವು ಒಳ್ಳೆಯ ನೈತಿಕ ಮೌಲ್ಯಗಳನ್ನ ಕಲಿತೀವಿ. ಜೀವನದಲ್ಲಿ ಒಳ್ಳೆಯ ಉದ್ದೇಶ, ಒಳ್ಳೆಯ ಜೀವನವನ್ನ ನಡೆಸೋದಕ್ಕೆ ಒಳ್ಳೆಯವರ ಸಂಘ ಸಹವಾಸ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ರೀತಿಯ ಒಳ್ಳೆಯವರ ಸಹವಾಸದಲ್ಲಿದ್ರೆ ನಾವು ಒಳ್ಳೆಯ ವಿಚಾರಗಳನ್ನ ಕಲಿಬಹುದು, ಜ್ಞಾನವಂತರಾಗಬಹುದು. ಹಾಗಾಗಿ ಸರ್ವಜ್ಞರು ಕೂಡ ತಮ್ಮ ವಚನದಲ್ಲಿ ಒಂದೊಂದು ಹನಿ ಬಿದ್ದು ನಿಂದಲ್ಲೇ ಮಡುವಕ್ಕೂ ಸಂದ ಸತ್ಪುರುಷ ನೋಡಲಾಗಿ ಪರಬೊಮ್ಮ ಮುಂದೆ ಬಂದಕ್ಕೂ ಸರ್ವಜ್ಞ ಅಂತ ಹೇಳಿ ಆ ವಚನದಲ್ಲಿ ಇರುವ ಮೂರೇ ಮೂರು ಲೈನ್ ಆದ್ರೂ ಕೂಡ ಅದರಲ್ಲಿ ಎಷ್ಟೊಂದು ಅರ್ಥಗಳನ್ನ ನಾವು ಈ ವಚನಗಳಲ್ಲಿ ತಿಳ್ಕೊಳ್ಬಹುದು ಅಂತ ನೋಡ್ಬೋದು. ಹಾಗೆ ಸರ್ವಜ್ಞರು ಹೇಳೋದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿಂದ. ಹೀಗೆ ಅವರ ಪ್ರತಿಯೊಂದು ವಚನಗಳನ್ನು ನೋಡಿದ್ರು ಕೂಡ ನಾವು ಎಷ್ಟೊಂದು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ವಿಚಾರಗಳನ್ನ ಸರಳವಾಗಿ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಸರ್ವಜ್ಞರು ಸಾವಿರಾರು ತ್ರಿಪದಿಗಳನ್ನ ರಚಿಸಿರುವುದನ್ನ ನಾವು ನೋಡ್ಬೋದು. ಆದ್ರಿಂದಲೇ ಸರ್ವಜ್ಞರಿಗೆ ಹೇಳೋದು, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರಳು ಒಂದೊಂದು ವಿದ್ಯೆಯ ಕಲಿತು ಅಂತ ಹೇಳಿ. ಅಂದ್ರೆ ಸರ್ವಜ್ಞನರು ಒಂದೇ ಸರಿ ಇಷ್ಟು ವಿದ್ಯೆಯನ್ನು ಕಲೀಲಿಲ್ಲ, ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಒಳ್ಳೆಯ ವಿಚಾರಗಳನ್ನ ಕಲ್ಪಿಟ್ಟು ಇವಾಗ ಸರ್ವಜ್ಞ ಎಂಬುವರು ದೊಡ್ಡ ಪರ್ವತವೇ ಆಗಿರೋದನ್ನ ನಾವು ನೋಡ್ಬೋದು. ಅಂದ್ರೆ ವ್ಯಕ್ತಿಗೆ ಕಲಿಯುವ ಮನಸ್ಸಿದ್ರೆ ಎಲ್ಲರಿಂದಲೂ ಒಂದೊಂದು ಒಳ್ಳೆಯ ವಿಚಾರಗಳನ್ನ ಕಲಿಯೋದಕ್ಕೆ ಸಾಧ್ಯ ಇದೆ. ಆದ್ರೆ ನಮ್ಗೆ ಕಲಿಯುವ ಮನಸ್ಸಿಲ್ಲ ಅಂತ ಹೇಳಿದ್ರೆ ಯಾರೇ ಎಷ್ಟೇ ವಿಚಾರಗಳನ್ನ ಹೇಳಿದ್ರು ಕೂಡ ನಮ್ಮ ತಲೆಯಲ್ಲಿ ಹೋಗಲ್ಲ. ಇದನ್ನ ಸರ್ವಜ್ಞರು ತಮ್ಮ ವಚನಗಳಲ್ಲಿ ಕೂಡ ಹೇಳ್ತಾ ಹೋಗ್ತಾರೆ. ಕೇಳಿದ್ವರ ಸ್ನೇಹಿತರೆ, ಇಂತಹ ಸರ್ವಜ್ಞರ ವಚನಗಳು ನಮ್ಮ ಇಂದಿನ ಸಮಾಜಕ್ಕೆ ದಾರಿದೀಪ ಅಂತಾನೆ ಹೇಳ್ಬೋದು. ಅಂದ್ರೆ ಎಷ್ಟೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸರ್ವಜ್ಞರ ಒಂದೊಂದು ಸಾಲು ಕೂಡ, ತ್ರಿಪದಿಯ ಒಂದೊಂದು ಸಾಲು ಕೂಡ ಪರ್ವತದಷ್ಟು ಎತ್ತರ, ಸಮುದ್ರದಷ್ಟು ವಿಶಾಲವಾದಂತಹ ಅರ್ಥದಿಂದ ಕೂಡಿದೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಸರ್ವಜ್ಞರ ವಚನಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಹಾಗೆ ಸರ್ವಜ್ಞರ ಬಗ್ಗೆ ತಿಳ್ಕೊಳ್ಳೋದು ಬೆಟ್ಟದಷ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ನಾವು ಒಂದು ಬಿಂದುವಿನಷ್ಟು ಮಾತ್ರ ತಿಳ್ಕೊಳ್ಳೋಕೆ ಸಾಧ್ಯ ಆಗಿದ್ದು. ಇನ್ನು ಸರ್ವಜ್ಞರ ಸಾಕಷ್ಟು ತ್ರಿಪದಿಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು.
0: ನಂತರದಲ್ಲಿ ಬೇರೆಗೂ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜ್ಞಾನ ವಿಜ್ಞಾನಗಳ ಸಾಮರಸ್ಯ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ. ಹೊಸ ಯುಕ್ತಿ ಆಲೋಚನೆಗಳು ಹಳೆ ತತ್ವದೊಡಗೂಡೆ, ಹಳೆ ತತ್ವದ ಒಡಗೂಡೆ ಅಂದರೆ ಜೊತೆಯಾಗಿರೆ, ಹಳೆ ತತ್ವದ ಜೊತೆಯಾಗಿರೆ. ಧರ್ಮ ಋಷಿವಾಕ್ಯದೊಡನೆ, ಋಷಿವಾಕ್ಯದ ಜೊತೆಯಲ್ಲಿ ವಿಜ್ಞಾನ ಕಲೆ ಮೇಳವಿಸೆ, ವಿಜ್ಞಾನ ಕಲೆ ಮೇಳವಿಸೆ. ವಿಜ್ಞಾನ ಕಲೆ ಅನ್ನೋದು ಸಮನ್ವಯಗೊಂಡಾಗ ಜಸವು ಜನಜೀವನಕ್ಕೆ, ಜಸ ಅಂದರೆ ಯಶಸ್ಸು, ನಮ್ಮ ಜನಜೀವನಕ್ಕೆ ಅದು ಯಶಸ್ಸು ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವದ ಒಡಗೂಡೆ ಧರ್ಮ, ಋಷಿವಾಕ್ಯದ ಒಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಮಾನ್ಯ ಗುಂಡಪ್ಪನವರ ಈ ಕಗ್ಗದ ಬಹಳ ಪ್ರಖ್ಯಾತವಾದ ಮತ್ತು ಹೆಚ್ಚು ಪ್ರಚಾರವನ್ನು ಪಡೆದ ಕಗ್ಗಗಳಲ್ಲಿ ಇದೊಂದು. ಒಂದು ಮರದ ಬೇರುಗಳು ಹಳೇದಾಗಿದ್ದು ಮತ್ತು ಆಳವಾಗಿದ್ದರೆ ಆ ಮರದಲ್ಲಿ ಮೊಳೆಯೋ ಹೊಸ ಚಿಗುರು ಬಹಳ ಸೊಗಸು. ಹಾಗೆ ನಮ್ಮ ಹಳೆಯ ತತ್ವದ ಸತ್ವವನ್ನು ಉಳಿಸಿಕೊಂಡು ಹೊಸ ಯುಕ್ತಿಯಿಂದ ಕೂಡಿ ಪಾಲಿಸುವ ಧರ್ಮ ಆಗಬೇಕು. ಪುರಾತನ ಋಷಿಗಳ ಜ್ಞಾನದ ವಾಕ್ಯಗಳ ಜೊತೆ ನವೀನ ವಿಜ್ಞಾನ ಸಮನ್ವಯಗೊಂಡ್ರೆ ಅಂತಹ ಒಂದು ಸ್ಥಿತಿ ಜನರ ಜೀವನಕ್ಕೆ ನಿಜವಾದ ಸಂತಸವನ್ನು ತರತ್ತೆ ಅಂತ ಬದುಕಿನ ಅದ್ಭುತ ಸತ್ಯವನ್ನು ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಪ್ರತಿಪಾದಿಸಿದ್ದಾರೆ. ನೋಡಿ, 100+ ವರ್ಷಗಳ ಕಾಲ ಪಾಶ್ಚಾತ್ಯ ಪ್ರಪಂಚದೊಟ್ಟಿಗೆ ಬೆರೆತು ನಮ್ಮ ಜೀವನ ಕ್ರಮ ಎಲ್ಲ ಬದಲಾಗಿದೆ. ವಿಜ್ಞಾನ ತಂದ ಆವಿಷ್ಕಾರಗಳಿಂದ ಮನಸ್ಸು ಆ ಕಡೆ ವಾಲಿದೆ. ಅದರ ಬೆರಗು ನಮ್ಮನ್ನು ಹೆಚ್ಚಾಗಿ ಸೆಳೆದಿದ್ರಿಂದ ಆ ಜೀವನ ಕ್ರಮವೇ ಹೆಚ್ಚು ಶ್ರೇಷ್ಠ ಅನ್ನೋ ಭಾವನೆ ಬಲಿತು. ಅದರಲ್ಲೇನು ತಪ್ಪಿಲ್ಲ. ಆದರೆ ಅದಕ್ಕೆ ಹೆಚ್ಚು ಮರ್ಯಾದೆ ಕೊಡೋ ಆತುರದಲ್ಲಿ ನಮ್ಮ ಜೀವನ ಶೈಲಿ ಅರ್ಥಹೀನ, ಪ್ರಯೋಜನಕಾರಿ ಅಲ್ಲ ಅಂತ ಚಿಂತಿಸ್ತಾ

0: ಒಳ್ಳೆ ಅಂಶ ಇಲ್ವಾ? ಖಂಡಿತವಾಗೂ ಬೇಕಾದಷ್ಟಿದೆ. ನಮ್ಮ ಕುಟುಂಬ ವ್ಯವಸ್ಥೆ, ಅಂತಃಕರಣದ ನೆಲೆಯಲ್ಲಿ ಸಾಮಾಜಿಕ ಜೀವನ, ಧಾರ್ಮಿಕತೆ, ಪುರಾತನವಾದ ಹಿನ್ನೆಲೆ, ಪ್ರಪಂಚಕ್ಕೆ ಮಾದರಿಯಾಗಬಲ್ಲ ಮಹಾನ್ ಕಾವ್ಯಗಳಾದ ರಾಮಾಯಣ, ಮಹಾಭಾರತಗಳ ನೆಲೆ, ಸಂಪ್ರದಾಯಗಳ ಸೊಗಸು ಇವೆಲ್ಲ ನಮ್ದೇ ಅಲ್ವಾ? ದೇಹ ಭೋಗಕ್ಕಿಂತ ಆತ್ಮ ಸಮಾಧಾನ ದೊಡ್ಡದು. ದೇಹಕ್ಕಿಂತ ಆತ್ಮ ಮುಖ್ಯ. ಮಮತೆಗಿಂತ ನಿರ್ಮಮತೆ ದೊಡ್ಡದು. ಸಂಪಾದನೆಗಿಂತ ದಾನ ದೊಡ್ಡದು. ಬಲಕ್ಕಿಂತ ಧರ್ಮ ದೊಡ್ಡದು. ಇದು ಭಾರತೀಯ ಸಂಸ್ಕೃತಿ. ಹೀಗೆ ಎರಡೂ ಸಂಸ್ಕೃತಿಗಳಲ್ಲಿ ಮೆಚ್ಚಿಕೊಳ್ಬೇಕಾಗಿರೋ ಅಂಶಗಳು ಇದ್ದ ಹಾಗೆ ಆ ಬಿಡಬೇಕಾಗಿರೋ ಅಂತ ಅಂಶಗಳು ಕೂಡ ಬೇಕಾದಷ್ಟಿದೆ. ಈ ಕೊರತೆನ ನೀಗಿಸಿಕೊಳ್ಳೋದಕ್ಕೆ ಪಾಶ್ಚಾತ್ಯರಿಂದ ನಾವು ಕಲಿಬೇಕು, ನಮ್ಮಿಂದ ಅವರು ಕಲಿಬೇಕು. ಈ ಅನ್ಯೋನ್ಯ ಶಿಕ್ಷಣವೇ ಲೋಕಕ್ಕೆ ಶುಭದ ಮಾರ್ಗ. ನಮ್ಮ ಗುಣ ರೂಪಗಳು ಸಹ ವಂಶವಾಹಿನಿಗಳ ಮೂಲಕ ನಮ್ಮ ಹಳೆಯ ತಲೆಮಾರಿನ ಜನರಿಂದ ಹರಿದು ಬರುತ್ತೆ. ಯಾರಿಂದ ಯಾವ ಗುಣ, ಯಾರಿಂದ ಯಾವ ರೂಪ ಯಾರಿಗೆ ಬರುತ್ತೆ ಅಂತ ಹೇಳೋದು ಕಷ್ಟ. ಅಂದ್ರೆ ನಮ್ಮ ಇವತ್ತಿನ ಗುಣ ರೂಪಗಳಿಗೆ ಮರದ ಹಳೆಯ ಬೇರಿನ ಹಾಗೆ ಅವುಗಳೇ ಮೂಲ. ಇದೊಂದು ಅನಿವಾರ್ಯತೆಯಿಂದ ನಮಗೆ ನಮ್ಮ ಮೂಲದ ಜೊತೆ ಸಂಪರ್ಕ. ಹಾಗೆ ನಮ್ಮ ಸಮಾಜದ ಸಂಸ್ಕೃತಿಯ ಬೆಳವಣಿಗೆಯ ಹಾದಿಯು ನಮ್ಮ ಪುರಾತನರು ಹಾಕಿಕೊಟ್ಟ ಹಾದಿಯಲ್ಲಿರಬೇಕು. ಇಂದಿನ ನವೀನತೆಗೆ ಅಂದಿನ ಪುರಾತನತೆ ಮೇಳೈಸಿದಾಗ ಮೂಲ ತತ್ವಗಳನ್ನು ಉಳಿಸಿಕೊಂಡು ಅದರ ಆಧಾರದ ಮೇಲೆ ಹೊಸ ಯುಕ್ತಿಗಳಿಂದ ಬೆಳೆಸಿಕೊಂಡ ನವನವೀನತೆಯು ಸುಂದರವಾಗಿರುತ್ತೆ. ಹಾಗಾಗದೆ ಮೂಲ ಹಳೆಯ ಬೇರಿನ ಜೊತೆ ಸಂಪರ್ಕ ಕಡಿದುಕೊಂಡ್ರೆ ಮರವೇ ಸೊರಗತ್ತೆ. ಸೊರಗಿದ ಮರದಿಂದ ಚಿಗುರೂ ಇಲ್ಲ, ಹೂವು ಇಲ್ಲ. ಅನಾದಿ ಕಾಲದಿಂದ ಬಂದ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳು ಪರಮೋಚ್ಚ ಜ್ಞಾನದ ಆಧಾರದ ಮೇಲೆ ವಿಕಾಸವಾದ ಒಂದು ಸುಸಂಸ್ಕೃತ ಹಂತದಿಂದ ಬಂದದ್ದು. ನಮ್ಮ ಪೂರ್ವಜರ ಮೌಲ್ಯಾಧಾರಿತ ಸಮಾಜದಲ್ಲಿ ಇದ್ದ ಮೌಲ್ಯಗಳು, ನೀತಿ ನಿಯಮಗಳು ಉನ್ನತವಾಗಿದ್ದವು. ಅದೇ ನಮ್ಮ ಸಾಮಾಜಿಕ ಅಸ್ತಿತ್ವಕ್ಕೆ ಆಧಾರ. ಅದನ್ನ ಬಿಟ್ರೆ ತಲೆತಲಾಂತರದಿಂದ ಬಂದ ಕೊಂಡಿ ಕಳಚಿ ನಾವು ಅಧೋಗತಿಗೆ ಬೀಳೋ ಸಾಧ್ಯತೆ ಖಂಡಿತ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಬಹಳ ಭಿನ್ನವಾಗಿ ಚಿಂತನೆಗೆ ಕಾರಣ ಆಗಿದೆ. ಪಾಶ್ಚಾತ್ಯ ನಡವಳಿಕೆಗಳ ಅಂಧಾನುಕರಣೆ ಮತ್ತು ನಮ್ಮ ಮೌಲ್ಯಾಧಾರಿತ ಸಂಸ್ಕೃತಿಯನ್ನು ಹೀಗಳೆಯೋದು ಈಗಿನ ನವೀನರ ಒಂದು ಹವ್ಯಾಸ ಆಗಿಬಿಟ್ಟಿದೆ. ಉರಿಯೋ ಬೆಂಕಿಗೆ ನಮ್ಮ ಬುದ್ಧಿಜೀವಿಗಳ ತುಪ್ಪ ಸುರಿಯುವಿಕೆ, ವಿಜ್ಞಾನದ ಹತ್ತು ಹಲವಾರು ಸಂಶೋಧನೆಗಳು ನಮ್ಮನ್ನು ನಮ್ಮ ಬೇರಿಂದ ದೂರ ಮಾಡೋ ಆಗಿದೆ. ನಮ್ಮ ಸಮಾಜದ ಆಧಾರವಾದ ಸಂಸ್ಕೃತಿಯನ್ನು ಬಿಟ್ಟು ಯಾವ ಮೌಲ್ಯಗಳು ಇಲ್ಲದ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿರೋದು ದುರಂತನೇ ಸರಿ. ಮತ್ತೆ ನಮ್ಮ ಬೇರಿನೊಟ್ಟಿಗೆ ಸಂಪರ್ಕನ ಪಡೆದುಕೊಳ್ಳೋ ಪ್ರಯತ್ನ ನಡೀಬೇಕು. ಆಧುನಿಕತೆಯ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಪುನರ್ವಿಕಾಸಕ್ಕೆ ಸಮರೋಪಾದಿಯಲ್ಲಿ ಪ್ರಯತ್ನ ನಡೀಬೇಕು. ಹಾಗಾದಾಗ ಮಾನ್ಯ ಗುಂಡಪ್ಪನವರ ಈ ಕಗ್ಗದ ಆಶಯ ಸಾಕಾರವಾಗಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ ಪೊನ್ನಜ್ಜಿ, ನಾನ್ ಒಂದು ಪೇಂಟಿಂಗ್ ಮಾಡಿದ್ದೀನಿ, ಹೇಗಿದೆ ಹೇಳು.
6: ಪುನ್ನಜ್ಜಿ, ಚಿನ್ನು ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದಾನೆ ಅಲ್ವಾ.
5: ಶಾಬಾಸ್ ಚಿನ್ನು, ನಿನ್ನ ಸೋಮವಾರಿ ಅಂದ್ಕೊಂಡಿದ್ದೆ.
6: ಆದ್ರೆ ನೀನೊಬ್ಬ ಒಳ್ಳೆ ಪೇಂಟರ್.
7: ಹೌದಲ್ಲ ಚಿನ್ನು, ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿ ಬಣ್ಣ ತುಂಬಿಸಿದ್ಯಾ. ಹೀಗೆ ಬರಿತಾ ಇದ್ರೆ ಮುಂದೆ ನೀನು ರಾಜಾ ರವಿವರ್ಮನನ್ನೇ ಮೀರಿಸ್ಬೋದು.
5: ರಾಜಾ ರವಿವರ್ಮ ಯಾರದು?
8: ರಾಜಾ ರವಿವರ್ಮ ಭಾರತದ ಒಬ್ಬ ಶ್ರೇಷ್ಠ ವರ್ಣಚಿತ್ರಕಾರ.
5: ಓ ಹೌದಾ, ಹಾಗಾದ್ರೆ ನಾನು ರಾಜ ರವಿವರ್ಮ.

0: राजा रवि वर्मा।
1: ಸರಿ ಹಾಗಾದ್ರೆ ಇವತ್ತು ರಾಜಾ ರವಿವರ್ಮನ ಕಥೆನೇ ಹೇಳ್ತೀನಿ.
2: ಹಾಂ ಹಾಂ ಹೇಳಿ ಪೊನ್ನಜ್ಜಿ, ನಾವೆಲ್ಲ ಕಿವಿ ತೆರೆದು
0: ಕಣ್ಬಿಟ್ಟು ನಿನ್ ಕತೆ ಕೇಳ್ತೀವಿ.
1: ತಂಟೆಕೋರು. ಈ ಕತೆ ಕೇಳಿ. ರಾಜಾ ರವಿವರ್ಮರು ಕೇರಳದ ಕಿಳಿಮಾನೂರು ಊರಿನ ರಾಜಮನೆತನದವರಾಗಿದ್ರು. ಅವರು ಭಾರತದ ಸುಪ್ರಸಿದ್ಧ ವರ್ಣಚಿತ್ರಗಾರರಾಗಿದ್ದರು. ಕಂಡನೂರು ದೇಶತ್ತ ಇವ್ರ ತಂದೆ ಮತ್ತು ಉಮಾ ಅಂಬಾಬಾಯಿ ಇವ್ರ ತಾಯಿಯಾಗಿದ್ದರು. ತಾಯಿ ಕವಯಿತ್ರಿ, ತಂದೆ ಸಂಸ್ಕೃತ ಪಂಡಿತರು. ಇವರು ಚಿಕ್ಕಂದಿನಿಂದಲೇ ದೈವಭಕ್ತರಾಗಿದ್ದರು. ಹಾಗಾಗಿ ಸ್ಫುಟವಾಗಿ ಸೌಂದರ್ಯ ಲಹರಿ ಮುಂತಾದಂತಹ ಸ್ತೋತ್ರಗಳನ್ನು ಪಠಿಸ್ತಾ ಇದ್ರು. ಆಚಾರ ನಿಷ್ಠೆ ಆತ್ಮಸ್ಥೈರ್ಯ ಅವ್ರ ಹುಟ್ಟು ಗುಣಗಳಾಗಿದ್ದವು. ರವಿವರ್ಮರು 14ನೇ ವಯಸ್ಸಿಗೆ ಬಂದಾಗ ತಿರುವಾಂಕೂರಿನ ಮಹಾರಾಜರು ಅವರನ್ನು ಕಲಾವಿದ ಅಳಗಿರಿ ನಾಯ್ಡು ಅವರಿಗೆ ಪರಿಚಯ ಮಾಡಿಕೊಡ್ತಾರೆ. ಅಲ್ಲವರು ತಮ್ಮ ಕಲಾಭ್ಯಾಸವನ್ನು ಮಾಡ್ತಾರೆ. ನಂತರ ತಿರುವನಂತಪುರದ ಅರಮನೆಯ ಆಸ್ಥಾನ ಕಲಾವಿದನಾಗಿ ಮಹಾಸಾಧನೆಯನ್ನೇ ತೋರ್ತಾರೆ. ಮುಂದೆ ಯುರೋಪಿನ ಚಿತ್ರಕಾರ ಒಬ್ಬನಿಂದ ತೈಲ ವರ್ಣಚಿತ್ರಗಳ ಸಂಯೋಜನೆಯನ್ನು ಕಲಿತಾರೆ. ಹೀಗೆ ಅವರು ಬರೆದಂತಹ ತೈಲ ಚಿತ್ರಗಳೆಲ್ಲ ಭಾರತದ ಸೂಕ್ಷ್ಮತೆ ಸಂಸ್ಕೃತಿಯ ಜೊತೆಗೆ ಯುರೋಪಿನ ವರ್ಣಚಿತ್ರಗಳ ಸಂಯೋಜನೆ ಎರಡೂ ಸೇರಿ ಅವುಗಳು ಒಂದು ಅಪೂರ್ವ ಕಲಾಕೃತಿಯಾಗಿ ಮೂಡಿಬರ್ತಾ ಇತ್ತು. 58 ವರುಷಗಳ ಕಾಲದ ತಮ್ಮ ಬದುಕನ್ನು ಅವರು ಚಿತ್ರಕಲೆಗಾಗಿಯೇ ಮೀಸಲಾಗಿಟ್ಟಿದ್ದರು. ಅವರ ಬದುಕಿನಲ್ಲಿ ನಡೆದಂತಹ ಒಂದು ಘಟನೆಯನ್ನು ಗಮನಿಸಿದರೆ ಅವರು ಕಲೆಗಾಗಿ ತಮ್ಮ ಬದುಕನ್ನು ಎಷ್ಟು ಮುಡುಪಾಗಿಟ್ಟಿದ್ರು ಅನ್ನೋದನ್ನು ನಾವು ತಿಳ್ಕೋಬೋದು. ಆ ಕಾಲದಲ್ಲಿ ರಾಜಾ ರವಿವರ್ಮರ ಖ್ಯಾತಿ ಮನೆ ಮನೆ ಮಾತಾಗಿತ್ತು. ಅವರ ತೈಲ ವರ್ಣ ಚಿತ್ರಗಳು ಬಹಳ ಪ್ರಸಿದ್ಧಿಗೆ ಬಂದಿದ್ವು. ಅವರು ಎಲ್ಲರಿಗೂ ಚಿರಪರಿಚಿತರಾಗ್ಬಿಟ್ಟಿದ್ರು. ಒಂದಿನ ಅವರು ಊರಿನ ರಾಜಬೀದಿಯಲ್ಲಿ ಸಂಚಾರ ಮಾಡ್ತಾ ಇದ್ರು. ತಮ್ಮಷ್ಟಕ್ಕೆ ಪ್ರಕೃತಿಯನ್ನು ಸವಿಯೀತ ನಡೀತಾ ಇದ್ರು. ಆಗ ಒಬ್ಬ ಸುಂದರ ತರುಣಿ ಅವರನ್ನು ನೋಡಿ ರಾಜಾ ರವಿವರ್ಮ ಅಂತ ಉದ್ಗಾರವನ್ನು ಮಾಡ್ತಾ ತಟ್ ಅಂತ ನಿಂತ್ಬಿಡ್ತಾಳೆ. ಅವಳು ಕೂಡ ಆಗಷ್ಟೇ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ಲು. ರಾಜಾ ರವಿವರ್ಮರ ಖ್ಯಾತಿಯನ್ನು ಅವಳು ಕೇಳಿದ್ಲು. ಅವರ ತೈಲ ವರ್ಣ ಚಿತ್ರಗಳನ್ನೂ ನೋಡಿದ್ಲು. ಈಗ ಅವರೇ ಎದುರಾದಾಗ ಅವಳ ಸಂಭ್ರಮ ಸಂತೋಷ ಎಲ್ಲ ಮೀರ್ಬಿಡುತ್ತೆ. ಅವಳು ಕೂಡಲೇ ಅವ್ರ ಹತ್ರ ಹೋಗಿ, ಮಹನೀಯರೇ, ನಾನು ನಿಮ್ಮ ಕಲಾಭಿಮಾನಿ. ನಾನು ಕೂಡ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ವಿಖ್ಯಾತರಾದಂತಹ ನೀವು ನನಗಾಗಿ ಒಂದು ಚಿಕ್ಕ ಚಿತ್ರವನ್ನು ಈಗಲೇ ಬಿಡಿಸ್ಕೊಡ್ತೀರಾ ಅಂತ ಮನವಿ ಮಾಡ್ತಾಳೆ. ರವಿವರ್ಮರಿಗೆ ಆ ಯುವತಿಯ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ. ಅವರು, ನಿಮ್ಮ ಅಭಿಮಾನಕ್ಕೆ ಅಭಿನಂದನೆಗಳು, ಆದರೆ ಚಿತ್ರವನ್ನು ಹೇಗೆ ರಸ್ತೆಯಲ್ಲಿ ಬರೆಯೋಕ್ಕಾಗತ್ತೆ ಮಗಳೇ? ಮುಂದೆ ನೀನು ಯಾವಾಗಲಾದರೂ ನನ್ನನ್ನು ಭೇಟಿ ಮಾಡಿದಾಗ ಖಂಡಿತ ಬಿಡಿಸ್ಕೊಡ್ತೀನಿ ಅಂತ ಹೇಳಿದರು. ಆದರೆ ಆ ಯುವತಿ ತನ್ನ ಪಟ್ಟನ್ನು ಬಿಡದೆ ಅಂಗ್ಲಾಚ್ತಾ, ದಯವಿಟ್ಟು ನನಗಾಗಿ ಒಂದು ಪುಟ್ಟ ಚಿತ್ರ ಬಿಡಿಸ್ಕೊಡಿ ಸಾಕು ಅಂತ ಮತ್ತೆ ಮತ್ತೆ ಕೇಳ್ಕೊಳ್ತಾಳೆ. ಆ ಯುವತಿಯ ಮನವಿಯನ್ನು ತಿರಸ್ಕಾರ ಮಾಡೋಕ್ಕೆ ಆಗದೆ ರವಿವರ್ಮರು ಆ ಕ್ಷಣಕ್ಕೆ ಒಂದು ಚಿತ್ರ ಬಿಡಿಸಿ ಅವಳಿಗೆ ಕೊಡ್ತಾರೆ. ಮತ್ತೆ, ಮಗಳೇ, ಈ ಚಿತ್ರವನ್ನು ಜೋಪಾನವಾಗಿಟ್ಕೋ, ಯಾಕಂದರೆ ಈ ಚಿತ್ರದ ಬೆಲೆ ಕೋಟಿ ರೂಪಾಯಿಗೂ ಹೆಚ್ಚು ಅಂತ ಹೇಳಿ ನಗ್ತಾ ಹೊರಟೋಗ್ತಾರೆ.
3: ಏನು, ಕೋಟಿ ರೂಪಾಯಿನ? ಕೋಟಿ ಅಂದರೆ ಎಷ್ಟು ಸೊನ್ನೆ ಬರುತ್ತೆ ಅಜ್ಜಿ?
4: ನಾನು ಹೇಳ್ತೀನಿ, 7 ಅಷ್ಟೊಂದು ದುಡ್ಡ.
1: ಅವರು ಬರೆಯೋ ಚಿತ್ರ ಅಂಥದ್ದು ಇಂಥದ್ದು ಅಲ್ಲ ಮಕ್ಕಳೇ, ಅದ್ಭುತವಾದಂತಹ ಚಿತ್ರಕಲೆ ಅವರದ್ದು. ಆ ಯುವತಿಗೆ ರವಿವರ್ಮರ ಮಾತನ್ನು ಕೇಳಿ ಆಶ್ಚರ್ಯ ಆಗುತ್ತೆ. ಅವಳು ಕೈಯಲ್ಲಿರೋ ಚಿತ್ರಾನ್ನ ತದೇಕ ಚಿತ್ತಳಾಗಿ ನೋಡ್ತಾಳೆ. ಆ ಅಲ್ಪ ಸಮಯದಲ್ಲಿ ಅವರು ಎಳೆದಂತಹ 5-6 ಗೆರೆಗಳು ಅದ್ಭುತವಾದಂತಹ ಚಿತ್ರವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು. ಎಂಥ ಕಲಾಕೃತಿ ಇದು ಅಂತ ಅವಳು ಉದ್ಗಾರ ತೆಗಿತಾಳೆ. ಆದರೆ ರಸ್ತೆಯಲ್ಲಿ ಬರೆದಂತಹ ಈ ಚಿತ್ರ ಕೋಟಿ ರೂಪಾಯಿ ಬಾಳುತ್ತೆ ಅನ್ನೋದನ್ನು ಕೇಳಿ ಅವಳು ಪರಮ ಆಶ್ಚರ್ಯಗೊಳ್ತಾಳೆ. ಕುತೂಹಲ ತಡೆಯೋಕೆ ಆಗದೆ ಅವಳು ಮರುದಿನ ಪೇಟೆಗೆ ಹೋಗಿ ಪ್ರಮುಖ ಚಿತ್ರಕಾರರ ಚಿತ್ರಗಳನ್ನು ಮಾರೋ ಒಬ್ಬ ಮಾರಾಟಗಾರನ ಹತ್ರ ಬರ್ತಾಳೆ. ನೋಡಿ, ಇದು ರವಿವರ್ಮರು ಬರೆದಂತಹ ಚಿತ್ರ. ಈ ಚಿತ್ರದ ಬೆಲೆ ಎಷ್ಟಿರ್ಬೋದು ಅಂತ ಕೇಳಿದ್ಲು. ಅದಕ್ಕೆ ಆತ ಚಿತ್ರವನ್ನು ಪರಿಶೀಲನೆ ಮಾಡಿ, ಇದೊಂದು ಭಾವನೆಗಳನ್ನು ಅಭಿವ್ಯಕ್ತಿಪಡಿಸುವಂತಹ ಒಂದು ಅಮೂಲ್ಯವಾದಂತಹ ಚಿತ್ರ, ಇದರ ಬೆಲೆ ಕೋಟಿ ರೂಪಾಯಿಗೂ ಹೆಚ್ಚು ಅಂತಂದ. ತರುಣಿ ಬಾಯಿಂದ ಮಾತೇ ಹೊರಡಲ್ಲ. ಇಂತಹ ಮಹಾನ್ ಕಲಾಕಾರನ ಹತ್ರ ಬೀದಿಲಿ ಚಿತ್ರ ಬರೆಸಿದ್ನಲ್ಲ ಅನ್ನೋ ಅಪರಾಧಿ ಮನೋಭಾವನೆ ಅವಳಿಗೆ ಬರುತ್ತೆ. ಮತ್ತು ಈ ರೀತಿ ಚಿತ್ರ ಬರೆಯೋದು ಹೇಗೆ ಎನ್ನುವಂತಹ ಒಂದು ಕೌತುಕವೂ ಹುಟ್ಟುತ್ತೆ. ತಾನೂ ಕೂಡ ಇಂತಹ ಒಂದು ಚಿತ್ರಕಲೆಯನ್ನು ಕಲಿಬೇಕು ಅನ್ನುವ ಒತ್ತಾಸೆಯೂ ಮೂಡಿಬರುತ್ತೆ. ಅವಳು ನಂತರ ಪ್ರಯತ್ನಪಟ್ಟು ರವಿವರ್ಮರನ್ನು ಮತ್ತೊಮ್ಮೆ ಭೇಟಿಯಾಗ್ತಾಳೆ. ಅವಳು, ನಾನು ನಿಮ್ಮಂಥ ಉತ್ಕೃಷ್ಟ ಕಲಾಕಾರನಲ್ಲಿ ಭಾಳ ಬಾಲಿಶವಾಗಿ ನಡ್ಕೊಂಡ್ಬಿಟ್ಟೆ. ನೀವು 10 ನಿಮಿಷದಲ್ಲಿ ಬರೆದಂತಹ ಚಿತ್ರ ಇಷ್ಟೊಂದು ಬೆಲೆ ಬಾಳುತ್ತೆ ಅಂತ ನನಗೆ ತಿಳಿದೇ ಇರಲಿಲ್ಲ. ನಾನು ಸಹ ಚಿತ್ರಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಶಿಷ್ಯಳಾಗಿ ಚಿತ್ರಕಲೆಯನ್ನು ಕಲಿಬೇಕು ಅಂತ ಇದ್ದೀನಿ. ನನಗೂ ಕೂಡ ಹೀಗೆ ಚಮತ್ಕಾರವಾಗಿ ಬರೆಯೋ ಕಲೆಯನ್ನು ಕಲಿಸ್ಕೊಡಿ. ನಿಮ್ಮ ಹಾಗೆ 10 ನಿಮಿಷದಲ್ಲಿ ಬರೆಯೋಕ್ಕೆ ಆಗದೇ ಇದ್ದರೂ ಕೂಡ 10 ದಿನಕ್ಕೆ ಒಂದು ಚಿತ್ರವನ್ನಾದರೂ ಬರಿಬೋದೇನೋ ಅಂತ ಭಾಳ ಮುಗ್ಧವಾಗಿ ಕೇಳ್ತಾಳೆ.
2: ಅವಳು ಮಾತು ಕೇಳಿ ರವಿವರ್ಮರು ಬೈದ್ಬಿಟ್ರಾ?
1: ಇಲ್ಲ ಇಲ್ಲ, ನಿಧಾನವಾಗಿ ತಿಳಿ ಹೇಳಿದರು. ಆಗ ರವಿವರ್ಮರು, ಮಗಳೇ, ನಿನಗಾಗಿ 10 ನಿಮಿಷದಲ್ಲಿ ಬರೆದುಕೊಟ್ಟಂತಹ ಈ ಚಿತ್ರಕ್ಕೆ ನನ್ನ 30 ವರ್ಷಗಳ ಕಠಿಣ ಪರಿಶ್ರಮದ ಹಿನ್ನೆಲೆ ಇದೆ. ಈ ಕಲೆಗಾಗಿ ನಾನು ನನ್ನ ಬಾಲ್ಯದಿಂದಲೇ ನನ್ನನ್ನು ಮುಡಿಪಾಗಿ ಇಟ್ಟಿದ್ದೇನೆ. ನೀನು ನಿನ್ನ 30 ವರ್ಷಗಳನ್ನು ಈ ಕಲೆಕಾರಿಕೆಗೆ ತ್ಯಾಗ ಮಾಡಿದರೆ ನೀನು ನನಗಿಂತ ಹೆಚ್ಚು ಎತ್ತರಕ್ಕೆ ಬೆಳೆಯಬಲ್ಲೆ ಅಂತ ಅಂದರು. ರವಿವರ್ಮರ ಮಾತನ್ನು ಕೇಳಿ ಯುವತಿ ಅವಕ್ಕಾಗಿ ಹೋಗ್ತಾಳೆ. ಈ ಚಿತ್ರದ ಹಿಂದೆ ಇಷ್ಟೊಂದು ಕಠಿಣ ಪರಿಶ್ರಮ ಇರಬಹುದು ಅನ್ನುವಂತಹ ಕಲ್ಪನೆಯೇ ಅವಳಿಗಿರಲಿಲ್ಲ. ಕೆಲ ದಿವಸಗಳ ಅಭ್ಯಾಸದಿಂದ ತಾನೂ ಕೂಡ ರವಿವರ್ಮರ ಹಾಗೆ ಚಿತ್ರಕಾರಳಾಗಿ ಕೋಟಿ ಕೋಟಿ ಹಣ ಎಣಿಸ್ಬೋದು ಅಂತ ಅವಳು ಅನ್ಕೊಂಡಿದ್ಲು.
4: ಅಜ್ಜಿ, ಇನ್ ಮುಂದೆ ನಾನು ಕಷ್ಟಪಟ್ಟು ಚಿತ್ರ ಬರೀತೀನಿ, ರವಿವರ್ಮ ಅಂತಾರ ಫೇಮಸ್ ಆಗ್ತೀನಿ. ಆಹಾ, ರಾಜ ರವಿವರ್ಮ ಆಗ್ತಾನಂತೆ ಮಣ್ಣಂಗಟ್ಟಿ.
1: ಯಾಕೋ ಆಗ್ಬಾರ್ದು ಚಿನ್ನು, ನೀನು ಶ್ರಮ ಪಟ್ಟು ಚಿತ್ರ ಬಿಡಿಸು, ಖಂಡಿತ ರಾಜ ರವಿವರ್ಮನ್ ಥರನೇ ಆಗ್ತೀಯ.
4: ಹೌದು ಹೌದು ಹೌದು, ನಾ ಹಾಗೇ ಆಗ್ತೀನಿ.
2: ಯಾವುದೇ ವಿದ್ಯೆಯನ್ನು ಕರಗತಗೊಳಿಸೋಕೆ 10 ವರ್ಷಗಳ ಪರಿಶ್ರಮ, ಸತತ ಅಭ್ಯಾಸದ ಅವಶ್ಯಕತೆ ಇರುತ್ತೆ.
4: ತಂದೆ ತಾಯಿ ಶಿಕ್ಷಕರು ಮುಂತಾದವರ ಸಣ್ಣ ನೀತಿ ಮಾತಿನ ಹಿಂದೆ ಅವರ 10 ವರ್ಷಗಳ ಅನುಭವವಿರುತ್ತೆ.
1: ಚೆನ್ನಾಗಿ ಕತೆನ ಅರ್ಥ ಮಾಡ್ಕೊಂಡಿದ್ದೀರಾ, ಸರಿಯಾಗಿ ಹೇಳಿದ್ರಿ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
7: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
6: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
8: ಬಳಸಿ ಪರಿಶುದ್ಧ ನಂದಿನಿ.
9: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
9: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಕನ್ನಡದಲ್ಲಿ ಕಾದಂಬರಿ ರಚಿಸಿದ ವಿಶ್ವಮಾನ್ಯ ಸಾಹಿತಿಯಾದ ಸರಸ್ವತಿ ಸನ್ಮಾನ್ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ SL ಭೈರಪ್ಪ ಅವರು ನಮ್ಮನ್ನಗಲಿ ಈಗ 1 ವರ್ಷ ಸಂದಿದೆ. ಈ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ಬೆಂಗಳೂರಿನ ಡಾಕ್ಟರ್ SL ಭೈರಪ್ಪ ಪ್ರತಿಷ್ಠಾನ ಭೈರಪ್ಪನವರ ಸಾಹಿತ್ಯ ಹಾಗೂ ವ್ಯಕ್ತಿತ್ವವನ್ನು ಸ್ಮರಿಸುವ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಹಮ್ಮಿಕೊಂಡಿದೆ. ಇದೇ ಸರಣಿಯ ಭಾಗವಾಗಿ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜಿನ ಸಹಭಾಗಿತ್ವದಲ್ಲಿ October 5 ಸೋಮವಾರ ಬೆಳಗ್ಗೆ 11 ಕಮಲಾ ನೆಹರು ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಭೈರಪ್ಪನವರ ಆತ್ಮವೃತ್ತಾಂತ ಭಿತ್ತಿ ಕುರಿತು ಬೆಂಗಳೂರು ವಿಜಯ ಕಾಲೇಜಿನ ಉಪನ್ಯಾಸಕಿಯಾದ ಡಾಕ್ಟರ್ ಕಅರ್ಚನಾ ಅವರಿಂದ ನಮ್ಮ ಚಿತ್ರದಲ್ಲಿ ಅಚ್ಚದ ಭಿತ್ತಿಯ ಚಿತ್ರ ಎಂಬ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಈ ಸಭೆಗೆ ಶಿವಮೊಗ್ಗದ ಭೈರಪ್ಪನವರ ಅಭಿಮಾನಿಗಳು, ಸಾಹಿತ್ಯ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಮುಂದಿನ ವಿವರ. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಹಾಗೂ ಶಿವಮೊಗ್ಗ ಜಿಲ್ಲಾ ಕ್ಷತ್ರಿಯ ಮರಾಠ ಸೇವಾ ಸಂಘದ ಸಹಯೋಗದಲ್ಲಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮರಾಠ ಶೆಟ್ಟಿಹಳ್ಳಿ ಮರಾಠ ಸಮುದಾಯ ಭವನದಲ್ಲಿ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಶಾರದಾ ಪೂರ್ಯಾನಾಯಕ್ ಅವರು ಭಾಗವಹಿಸಿ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಿದರು. ಮರಾಠ ಸಮುದಾಯದ ಮುಖಂಡರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಕಾಯ್ದೆ ಅಧಿನಿಯಮ 1997 ಕಲಾಂ 25 ಅನ್ವಯ ಜಿಲ್ಲೆಯ ಬಿ ಮತ್ತು ಸಿ ಪ್ರವರ್ಗ ಮುಜರಾಯಿ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯನ್ನ ಮುಂದಿನ 3 ವರ್ಷಗಳ ಅವಧಿಗೆ ರಚಿಸಲು ಆಸಕ್ತ ಭಕ್ತಾದಿಗಳು ಸಾರ್ವಜನಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಅಕ್ಟೋಬರ್ 28 ಕೊನೆಯ ದಿನವಾಗಿದ್ದು ಎಲ್ಲಾ ತಾಲೂಕು ತಹಶೀಲ್ದಾರ್ ಕಚೇರಿಗಳ ಅರ್ಜಿ ಲಭ್ಯವಿದ್ದು ಭರ್ತಿ ಮಾಡಿದ ಅರ್ಜಿಯನ್ನ ನೇರವಾಗಿ ತಾಲೂಕು ಕಚೇರಿಗೆ ಸಲ್ಲಿಸಬಹುದು. ಅರ್ಜಿದಾರರಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಒಂದು ಅಧಿಸೂಚನೆ ಸಂಸ್ಥೆಯ ಅಥವಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಮಾತ್ರ ಸದಸ್ಯತ್ವವನ್ನ ಕೋರಿ ಅರ್ಜಿಯನ್ನ ನಿಗದಿತ ನಮೂನೆ ಬಂದು ಇಲ್ಲಿ ಭರ್ತಿ ಮಾಡಬೇಕು. ನಿಗದಿಪಡಿಸಿದ ದಿನಾಂಕದ ನಂತರ ಸ್ವೀಕೃತವಾಗುವ ಅರ್ಜಿಯನ್ನ ಪರಿಗಣಿಸಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ನಗರದ ನೆಹರು ಒಳ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ 3 ಮತ್ತು 4 ಎರಡು ದಿನಗಳ ಕಾಲ 14 ಹಾಗೂ 17 ವರ್ಷದೊಳಗಿನ ಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ನಡೆಯಲಿದೆ ಎಂದು ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಶಿವಮೊಗ್ಗ ವಿನೋದ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸಹಯೋಗದಲ್ಲಿ ಪಂದ್ಯಾವಳಿ ಆಯೋಜಿಸಿದೆ ಎಂದು ಅವರು, ಅಕ್ಟೋಬರ್ 3 ಬೆಳಗ್ಗೆ 9:30 ಪಂದ್ಯಾವಳಿಯು ಉದ್ಘಾಟನಾ ಸಮಾರಂಭವಿದೆ ಎಂದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಯುವ ಕ್ರೀಡಾಪಟುಗಳು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸುವ ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಅಂಡರ್ 14 ರಾಷ್ಟ್ರಮಟ್ಟದ ಪಂದ್ಯಾವಳಿ ದೆಹಲಿಯಲ್ಲಿ ಹಾಗೂ ಅಂಡರ್ 17 ರಾಷ್ಟ್ರಮಟ್ಟದ ಪಂದ್ಯಾವಳಿ ಮಣಿಪುರದ ಇಂಫಾಲ್ನಲ್ಲಿ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ, ಕಾರ್ಯದರ್ಶಿ ಅನೂಪ್ ಆರ್ ಶೇಖರ್, ಸಹ ಕಾರ್ಯದರ್ಶಿ ಶ್ರೇಯಸ್, ರಾಜ್ಯ ತೀರ್ಪುಗಾರ ಮಲ್ಲಿಕಾರ್ಜುನ್ ಇದ್ದರು. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಾಜದ ಅಭಿವೃದ್ಧಿಯಲ್ಲಿ ಅಭಿಯಂತರರ ಪಾತ್ರ ಪ್ರಮುಖವಾಗಿದೆ. ಕೌಶಲದ ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಲಯನ್ಸ್ ಸಾಗರ ಶ್ರೀಗಂಧ ಅಧ್ಯಕ್ಷೆ ಸರಸ್ವತಿ ನಾಗರಾಜ್ ಹೇಳಿದರು. ಲಯನ್ಸ್ ಸಾಗರ ಶ್ರೀಗಂಧ ಸಂಸ್ಥೆಯಿಂದ ಆಯೋಜಿಸಿದ್ದ ಅಭಿಯಂತರ ದಿನಾಚರಣೆಯಲ್ಲಿ ಮಾತನಾಡಿ, ಪ್ರತಿಯೊಬ್ಬರಿಗೂ ವಿಜ್ಞಾನ ತಂತ್ರಜ್ಞಾನದ ಅರಿವು ಅಗತ್ಯ. ನಮ್ಮ ಯೋಜನೆ ಮತ್ತು ಯೋಜನೆ ಅಭಿವೃದ್ಧಿ ಪರ, ಸಮಾಜದ ಸಮಗ್ರ ಏಳಿಗೆ ಪರ ಇರಬೇಕು. ಅಭಿಯಂತರರು ಮಾಡುವ ಕೆಲಸವನ್ನು ಗುರುತಿಸಿ ಲಯನ್ಸ್ ಪ್ರೋತ್ಸಾಹಿಸುತ್ತಿದೆ ಎಂದು ತಿಳಿಸಿದರು. ಅಭಿಯಂತರರ ಎಂಎನ್ ಅಮಿತ್ ಮಾತನಾಡಿ, ನಿರಂತರ ಅಧ್ಯಯನ, ಹೊಸ ಆವಿಷ್ಕಾರಗಳ ಬಗ್ಗೆ ಅಭಿಯಂತರರು ಯೋಚಿಸಬೇಕು, ಜನರಿಗೆ ಅವಶ್ಯವಿರುವ ಯೋಜನೆ ರೂಪಿಸಬೇಕು ಎಂದರು. ಮಹಾಬಲೇಶ, ಎನ್ಆರ್ ವಿನಯ್, ಯಶೋಧ, ಚಂದ್ರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಪ್ರೋತ್ಸಾಹಿಸುವ ಕಾರ್ಯ ಶ್ಲಾಘನೀಯ ಎಂದು ಸಾಹಿತಿ ಎಂಎನ್ ಸುಂದರರಾಜ್ ಹೇಳಿದರು. ಭೂಮಿಕಾ ವೇದಿಕೆಯಿಂದ ಆಯೋಜಿಸಿದ್ದ ರಜತ ಮಹೋತ್ಸವ ಸಮಾರೋಪದಲ್ಲಿ ಮಾತನಾಡಿ, 25 ವರ್ಷದಿಂದ ವೇದಿಕೆ ನಿರಂತರವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದೆ. ಬರಹಗಾರರು, ಹಾಸ್ಯ ಕಲಾವಿದರು, ಲೇಖಕರು, ಸಾಹಿತಿಗಳು, ಯಕ್ಷಗಾನ ಕಲಾವಿದರಿಗೆ ಅವಕಾಶ ಒದಗಿಸಿದೆ. 25 ವರ್ಷ ಸಂಸ್ಥೆ ಬೆಳೆಸಿ ಮುನ್ನಡೆಸುವುದು ಕಷ್ಟದ ಕೆಲಸ. ಪ್ರಸ್ತುತ ಡಾಕ್ಟರ್ ಕೃಷ್ಣ ಎಸ್ ಭಟ್ ಅವರು ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ ಎಂದು ತಿಳಿಸಿದರು. ಹಾಸ್ಯ ಸಾಹಿತಿ ಎನ್ ರಾಮನಾಥ್ ಹಾಸ್ಯ ಕಾರ್ಯಕ್ರಮ ನಡೆಸಿದರು. ಭೂಮಿಕಾ ವೇದಿಕೆ ಅಧ್ಯಕ್ಷ ಡಾ ಕೃಷ್ಣ ಎಸ್ ಭಟ್, ಮನೋವೈದ್ಯ ಕೆಆರ್ ಶ್ರೀಧರ್, ಡಾ ವೀಣಾ ಭಟ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆಂದು ಸುಳ್ಳು ಭರವಸೆ ನೀಡಿ ವಾಟರ್ ಪ್ಯೂರಿಫೈಯರ್ ಮಾರಾಟ ಮಾಡಿ ಸೇವಾನ್ಯೂನ್ಯತೆ ಎಸಗಿದ ಪ್ರಕರಣದಲ್ಲಿ ಗ್ರಾಹಕರಿಗೆ ಸೂಕ್ತ ಪರಿಹಾರ ನೀಡುವಂತೆ ಶಿವಮೊಗ್ಗ ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗವು ಕಂಪನಿ ಮತ್ತು ಅದರ ಡಿಸ್ಟ್ರಿಬ್ಯೂಟರ್ಗಳಿಗೆ ಆದೇಶಿಸಿದೆ. ಗೋಪಾಳದ ಸ್ವಾಮಿ ವಿವೇಕಾನಂದ ಬಡಾವಣೆ ನಿವಾಸಿಯೊಬ್ಬರು 2024 ಜೂನ್ 12 ಕಂಪನಿಯೊಂದರ ವಿತರಕರಾದ ಶಿವಮೊಗ್ಗದ ಬಸವಣ್ಣ ಹಾಗೂ ಮೈಸೂರಿನ ಕೆ ಅರುಣ್ಕುಮಾರ್ ಮೂಲಕ 2.77 ಲಕ್ಷ ರೂಪಾಯಿ ನೀಡಿ ವಾಟರ್ ಪ್ಯೂರಿಫೈಯರ್ ಖರೀದಿಸಿದ್ದರು. ಈ ಯಂತ್ರದ ನೀರನ್ನು 1 ತಿಂಗಳು ಉಪಯೋಗಿಸಿದರೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗುತ್ತದೆ. ಕಡಿಮೆಯಾಗದಿದ್ದರೆ ಯಂತ್ರ ವಾಪಸ್ ಪಡೆದು ಹಣ ಹಿಂದಿರುಗಿಸಲಾಗುವುದು ಎಂದು ವಿತರಕರು ಭರವಸೆ ನೀಡಿದ್ದರು. ಆದರೆ ದೂರುದಾರರು ನೀರು ಬಳಸಿದ ನಂತರ ವೈದ್ಯಕೀಯ ತಪಾಸಣೆ ಮಾಡಿಸಿದಾಗ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆಯಾಗದೆ ಹೆಚ್ಚಾಗಿತ್ತು. ಈ ಬಗ್ಗೆ ವಿತರಕರನ್ನು ಸಂಪರ್ಕಿಸಿದಾಗ ಯಂತ್ರ ವಾಪಸ್ ಪಡೆದು ಪೂರ್ತಿ ಹಣ ನೀಡುವ ಬದಲು ಕೇವಲ 12,350 ರೂಪಾಯಿ ಜಮಾ ಮಾಡಿದ್ದರು. ಉಳಿದ ಹಣಕ್ಕಾಗಿ ಹಲವು ಬಾರಿ ಮನವಿ ಮಾಡಿದರು ಹಾಗೂ ನೋಟಿಸ್ ನೀಡಿದರೂ ಸ್ಪಂದಿಸದ ಕಾರಣ ಗ್ರಾಹಕರ ಆಯೋಗದ ಮೆಟ್ಟಲೇರಿದ್ದರು. ದೂರುದಾರರು ಮತ್ತು ಎದುರುದಾರರು ಸಲ್ಲಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಜಿಲ್ಲಾ ಗ್ರಾಹಕ ಆಯೋಗದ ಅಧ್ಯಕ್ಷ ಟಿ ಶಿವಣ್ಣ ಹಾಗೂ ಸದಸ್ಯ ಬಿಡಿ ಯೋಗಾನಂದ್ ಬಾಂಡ್ಯ ಅವರಿಂದ ಪೀಠವು ಕಂಪನಿಯ ನೀಡಿರುವ ಭರವಸೆಯಂತೆ ನಡೆದುಕೊಳ್ಳದೆ ಸೇವಾನ್ಯೂನ್ಯತೆ ಎಸಗಿದೆ ಎಂದು ತೀರ್ಮಾನಿಸಿದೆ. ಅಲ್ಲದೆ ಗ್ರಾಹಕರಿಗೆ 2,64,650 ರೂಪಾಯಿಗಳು ಆದೇಶವಾದ 45 ದಿನದೊಳಗೆ ವಿತರಕರು ವಾಪಸ್ ನೀಡಬೇಕು. ತಪ್ಪಿದಲ್ಲಿ 9%ರ ಬಡ್ಡಿಯೊಂದಿಗೆ ಪಾವತಿಸಬೇಕು. ಮಾನಸಿಕ ವೇದನೆಗೆ 30,000 ರೂಪಾಯಿ ಹಾಗೂ ದೂರಿನ ಖರ್ಚು ವೆಚ್ಚಕ್ಕಾಗಿ 10,000 ರೂಪಾಯಿ ಅನ್ನು ಆದೇಶವಾದ 45 ದಿನದೊಳಗೆ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ 10%ರ ಬಡ್ಡಿ ಸೇರಿಸಿ ಪೂರ್ಣ ಹಣ ಪಾವತಿಸುವವರೆಗೆ ನೀಡಬೇಕು ಎಂದು ಆದೇಶಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ರಂಗಾಯಣದಲ್ಲಿ ರೆಪರ್ಟರಿಗೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇಬ್ಬರು ಮಹಿಳಾ ಕಲಾವಿದರು ಮತ್ತು ಇಬ್ಬರು ಪುರುಷ ಕಲಾವಿದರನ್ನು ಹಾಗೂ ಒಬ್ಬ ಸಂಗೀತ ಸಂಯೋಜಕರು ಪಕ್ಕವಾದ್ಯಗಾರರನ್ನ ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಯನ್ನು ಕರೆಯಲಾಗಿದೆ. ಕಲಾವಿದರ ನೇಮಕದ ನಿಬಂಧನೆಗಳು, ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲಾ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ ಮೊದಲನೇ ವರ್ಷ ಮಾಸಿಕ ರೂ 18,000. ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸುವವರಿಗೆ ಮಾಸಿಕ 20,000 ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ತೆಯನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ, ಕ್ರೋಢೀಕೃತವಾಗಿ ಮಾಸಿಕ ರೂ 25,000 ನೀಡಲಾಗುವುದು. ಇತರೆ ಯಾವುದೇ ಭತ್ಯೆಗಳು ಇರುವುದಿಲ್ಲ. ಊಟ ವಸತಿ ವ್ಯವಸ್ಥೆಯನ್ನ ತಂತ್ರಜ್ಞರೇ ಮಾಡಬೇಕು. ತಂತ್ರಜ್ಞರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೆ ಇದ್ದಲ್ಲಿ ಅವರ ನೇಮಕವನ್ನ ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸಲು ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಆಸಕ್ತ ಕಲಾವಿದರು ಭರ್ತಿ ಮಾಡಿದ ಅರ್ಜಿಯನ್ನ 8 ಸಂಜೆ 5:30 ಆಡಳಿತಾಧಿಕಾರಿಗಳು ರಂಗಾಯಣ ಸುವರ್ಣ ಸಂಸ್ಕೃತಿ ಭವನ, ಅಶೋಕನಗರ, ಹೆಲಿಪ್ಯಾಡ್ ಹಿಂಭಾಗ, ಶಿವಮೊಗ್ಗ 577201 ಈ ಸಂಖ್ಯೆಗೆ ಖುದ್ದಾಗಿ ಅಥವಾ ಇಮೇಲ್ ವಿಳಾಸ adman.rangayana.shivamogga@gmail.com ಅಥವಾ ಫೇಸ್ಬುಕ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮೂಲಕವೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮಾಹಿತಿಗೆ ಕಚೇರಿ ದೂರವಾಣಿ ಸಂಖ್ಯೆ 0818225653 ಅಥವಾ ಮೊಬೈಲ್ ಸಂಖ್ಯೆ 7975229166 ಕಚೇರಿಯ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ರಂಗಾಯಣ ಆಡಳಿತಾಧಿಕಾರಿಗಳು ತಿಳಿಸಿರುತ್ತಾರೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಶಿವಮೊಗ್ಗ ಮಹಾನಗರ ಪಾಲಿಕೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ರಾಷ್ಟೀಯ ಸೇವಾ ಸಂಘ ಹಾಗೂ ಸೇವಾದಳ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವು 2 ಅಕ್ಟೋಬರ್ ಶುಕ್ರವಾರ ಬೆಳಗ್ಗೆ 9:30 ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಶ್ರೀ ಪ್ರಹ್ಲಾದ್ ದೀಕ್ಷಿತ್ ಮತ್ತು ತಂಡದಿಂದ ಗಾಂಧಿ ಸ್ಮೃತಿ ಹಾಗೂ ಸಾಹಿತಿಗಳು ಮತ್ತು ವಿಶ್ರಾಂತ ಪ್ರಾಂಶುಪಾಲರಾದ ಡಾ ಹೆಚ್ಟಿ ಕೃಷ್ಣಮೂರ್ತಿ ಇವರಿಂದ ವಿಶೇಷ ಉಪನ್ಯಾಸವಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ರಾವ್ ಬಿವಿ ಕೋರಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ, ಆತ್ಮೀಯ, ನಲ್ಮೆಯ, ನೆಚ್ಚಿನ ಕೇಳುಗರೆಲ್ಲರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳುವಾಗಿ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಪರಿಚಯ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ. ಹಾಗೆ ಇದರ ಜೊತೆಗೆ ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಹಾಗೆ ಇವತ್ತು ಒಂದು ವಿಶೇಷವಾದ ದಿನ ಇದೆ. ಖಂಡಿತ ಇವತ್ತು ನಾವು ನೆನಪಿಸಿಕೊಳ್ತಾ ಇರೋದು ಬರೀ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮನಷ್ಟೇ ಅಲ್ಲ, ಪರಿಸರದ ನಿಜವಾದ ಕಾಳಜಿ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸ್ಕೊಟ್ಟ ಒಬ್ಬ ಗ್ರೇಟ್ ಈಕೋ ವಾರಿಯರ್, ಅವರೇನೇ ಗಾಂಧೀಜಿಯವರು. ಹೌದು, ಇವತ್ತು ಗಾಂಧಿ ಜಯಂತಿ. ಗಾಂಧೀಜಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಅಹಿಂಸೆ, ಸತ್ಯ, ಕಾರ್ಯಾಚರಣೆ ಅಲ್ವಾ? ಆದ್ರೆ ಅವರ ಜೀವನ ಶೈಲಿಯೇ ಪರಿಸರ ಪ್ರೇಮಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿತ್ತು. ಅವರು ಒಂದು ಮಾತು ಹೇಳ್ತಾ ಇದ್ರು, ಈ ಭೂಮಿ ಪ್ರತಿಯೊಬ್ಬರ ಅಗತ್ಯವನ್ನು ಪೂರೈಸಬಲ್ಲದು, ಆದ್ರೆ ಪ್ರತಿಯೊಬ್ಬರ ದುರಾಸೆ ಏನಲ್ಲ ಅಂತ. ಅಂದ್ರೆ ಅರ್ತ್ ಪ್ರೊವೈಡ್ ಎನಫ್ ಟು ಸ್ಯಾಟಿಸ್ಫೈ ಎವ್ರಿ ಮ್ಯಾನ್ಸ್ ನೀಡ್ಸ್ ಬಟ್ ನಾಟ್ ಎವ್ರಿ ಮ್ಯಾನ್ಸ್ ಗ್ರೀಡ್ ಅಂತ. ಎಷ್ಟು ಅರ್ಥಗರ್ಭಿತವಾದ ಮಾತು ಅಲ್ವಾ? ಹೌದು, ಇವತ್ತು ನಾವು ಏರ್ ಪ್ಯೂರಿಫೈಯರ್, ವಾಟರ್ ಫಿಲ್ಟರ್ ಅಂತ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದೀವಿ. ಆದ್ರೆ ಗಾಂಧೀಜಿ ಆ ಕಾಲದಲ್ಲಿ ಸರಳ ಜೀವನ ನಡೆಸೋದು ಹೇಗೆ, ಪ್ರಾಕೃತಿಕ ಸಂಪನ್ಮೂಲಗಳನ್ನ ಪೋಲ್ ಮಾಡದೆ ಉಳಿಸೋದು ಹೇಗೆ ಅಂತ
10: ಪ್ರಾಯೋಗಿಕವಾಗಿ ಬದುಕಿ ತೋರಿಸ್ಕೊಟ್ರು. ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ವಿಶೇಷವಾಗಿ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇದೀವಿ. ಕೇಳುಗರೆ, ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಏರಿಯಾದಲ್ಲಿ ಒಂದು ಶಬ್ದ ಕೇಳಿಸುತ್ತೆ, ಅದು ಕಸದ ಗಾಡಿ ಬಂತು ಅಂತ ನೆನಪಾಗತ್ತೆ, ಕಸ ತಂದು ಹಾಕಿ ಅಂತ ಹಾಡನ್ನ ಕೂಡ ಹಾಕೊಂಡ್ ಬರ್ತಾರೆ. ರಸ್ತೆಯಲ್ಲಿ ಕಸ ಪೊರ್ಕೆಯಿಂದ ಗುಡಿಸೋ ಸದ್ದು ಇವತ್ತು ನಾವು ಮಾತನಾಡಬೇಕಾಗಿರೋದು. ನಮಗಾಗಿ ದಿನದ ಮೊದಲ ಬೆಳಕನ್ನ ಶುಚಿ ರುಚಿಯಾಗಿ ತಂದೊಪ್ಪಿಸೋ ನಮ್ಮ ಪೌರ ಕಾರ್ಮಿಕರ ಬಗ್ಗೆ. ಹೌದು ಅರ್ಪಿತಾ, ಗಾಂಧಿ ಜಯಂತಿಗೂ ಪೌರ ಕಾರ್ಮಿಕರಿಗೂ ಏನು ಸಂಬಂಧ ಇದೆ ಅಂತ ನೀವು ಕೇಳೋದಾದ್ರೆ ಅಲ್ಲೇ ಒಂದು ನಂಟಿದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದೇ ಒಂದಿನ ನಮ್ಮ ಮನೆಯ ಕಸ ತೆಗೆಯದೆ ಹೋದ್ರೆ ನಮಗೆಷ್ಟು ಕಿರಿಕಿರಿ ಅನ್ಸುತ್ತೆ. ಆದ್ರೆ ಆ ಇಡೀ ಊರಿನ ಕಸವನ್ನ ನಾವು ಬೇಡ ಅಂತ ಬಿಸಾಡಿದ ತ್ಯಾಜ್ಯವನ್ನ ಪ್ರತಿ ದಿನ ಕೂಡ ನಗ್ನಗ್ತಾ ಸ್ವಚ್ಛಗೊಳಿಸೋ ಈ ರಿಯಲ್ ಹೀರೋಗಳ ಬಗ್ಗೆ ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಕನಿಷ್ಠ ಪಕ್ಷ ಅವ್ರಿಗೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳಿದೀವ? ಇಲ್ಲ ಅಲ್ವಾ? ಕೇಳುಗರೆ, ನಮ್ಮ ನಗರ, ನಮ್ಮ ಓಣಿ, ನಮ್ಮ ಮನೆ ಸುತ್ತಮುತ್ತ ನೊಣ ಸೊಳ್ಳೆಗಳಿಲ್ಲದೆ ನಾವು ಆರಾಮವಾಗಿ ಉಸಿರಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಈ ಪೌರ ಕಾರ್ಮಿಕರ ಬೆವರು ಹಾಗೆ ನಿಸ್ವಾರ್ಥ ಸೇವೆ. ಇವತ್ತಿನ ಗಾಂಧಿ ಜಯಂತಿ ವಿಶೇಷ ಕಾರ್ಯಕ್ರಮದಲ್ಲಿ ಗಾಂಧಿ

0: ನಾವು ಇದನ್ನು ಮಾಡಿಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಅವರು ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡಿರುವಂತಹ ಅಗ್ರಗಣ್ಯರಲ್ಲಿ ಅಗ್ರಗಣ್ಯರಾಗಿ ನಿಲ್ತಾರೆ. ಅದ್ರ ಜೊತೆಯಲ್ಲಿ ಈ ಸುಂದರವಾದ ಸ್ವಚ್ಛ ಭಾರತ ಸ್ವಚ್ಛತೆಗೆ ತುಂಬ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಅವರು ಪೊರ್ಕೆ ಹಿಡಿದು ಗುಡಿಸೋದ್ರ ಮುಖಾಂತರ ಪೌರಕಾರ್ಮಿಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವುದು ನಾನು ಪೌರಕಾರ್ಮಿಕ ಸಂಘದ ಅಧ್ಯಕ್ಷರಾಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಅವರು ಪೌರಕಾರ್ಮಿಕರು ಹೌದು, ದೇಶದ ಸ್ವತಂತ್ರ ಹೋರಾಟಗಾರರು ಹೌದು,
1: ಮಹಾತ್ಮರು ಹೌದು. ಖಂಡಿತ ಖಂಡಿತ ಸರ್. ಸೊ ನೋಡಿ, ಆಗ ಗಾಂಧೀಜಿಯವರೇ ಸ್ವತಃ ಪೊರ್ಕೆಯನ್ನ ಇಟ್ಕೊಂಡು ದೇಶವನ್ನ ಸ್ವಚ್ಛ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನ ತೆಗೆದುಕೊಂಡು ಬಂದರು. ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅನ್ನೋ ಒಂದು ಅಭಿಯಾನ ಕೂಡ ತೆಗೆದುಕೊಂಡು ಬಂದರು. ಹೀಗಿರುವಾಗ ನಿಮ್ಮ ಪ್ರಕಾರ ಒಂದು ನಗರ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಸ್ವಚ್ಛತೆಯಿಂದ ಇರೋದು ಎಷ್ಟು ಮುಖ್ಯ ಆಗುತ್ತೆ?
0: ಖಂಡಿತ, ಪೌರ ಕಾರ್ಮಿಕರು ಇಲ್ಲದ ಈ ಜಗತ್ತೇ ಇಲ್ಲ.
1: ಖಂಡಿತ.
0: ಹೀಗೇನು ದೇಶವನ್ನು ಕಾಯುವಂತಹ ಸೈನಿಕ ಏನಿರ್ತಾನೆ, ಆ ಹೊರಗಡೆಯಿಂದ ಶತ್ರುಗಳನ್ನು ನುಸುಳಲಿಕ್ಕೆ ಕಾಪಾಡುವ ದೇಶದ ಆಂತರಿಕ ಭದ್ರತೆಯನ್ನು ಬಾಹ್ಯ ಭದ್ರತೆಯನ್ನು ಕಾಪಾಡಲಿಕ್ಕೆ ಇರ್ತಾನೆ. ಆದರೆ ಈ ಪೌರ ಕಾರ್ಮಿಕರು ಕಾಯಿಲೆ ಬರೋದಕ್ಕಿಂತ ಮೊದಲೇ ಇವರು ಸ್ವಚ್ಛತೆಯನ್ನು ಕಾಪಾಡಿ ಇವರೊಬ್ಬರು ಪೌರ ಕಾರ್ಮಿಕ ಸೇನಾನಿಗಳಾಗಿ ಕೆಲಸ ಮಾಡ್ತಾರೆ. ಅವರು ಅವರ ಶ್ರಮ ಮತ್ತು ಅವರ ತ್ಯಾಗ ಈ ದೇಶಕ್ಕೆ ಭಾಳ ಅವಶ್ಯಕತೆ ಆಗಿರ್ತದೆ.
1: ಖಂಡಿತ ಸರ್. ಸರ್, ಈಗ ನಮ್ಮ ಶಿವಮೊಗ್ಗದ ಸ್ವಚ್ಛತೆಯ ಬಗ್ಗೆ ಒಂದಿಷ್ಟು ಮಾತನಾಡೋದಾದ್ರೆ, ಇಲ್ಲಿ ಎಷ್ಟು ಜನ ಪೌರ ಕಾರ್ಮಿಕರು ಇದ್ದಾರೆ, ಹೇಗೆಲ್ಲ ಕಾರ್ಯನಿರ್ವಹಿಸ್ತಾರೆ, ಅದ್ರ ಬಗ್ಗೆ ಹೇಳ್ಬೋದಾ?
0: ಈಗ ನಮ್ಮ ಮಹಾನಗರ ಪಾಲಿಕೆಯಲ್ಲಿ 312 ಜನ ಪೌರ ಕಾರ್ಮಿಕರಿದ್ದಾರೆ. ಅದನ್ನು ಒಳಗೊಂಡಂತೆ ಲೋಡರ್ಸ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ, ಅವರು ಸ್ವಚ್ಛತಾ ವಾಹನ ಚಾಲಕರ.
1: ಅಂದ್ರೆ 350 ಜನ
0: ಅಲ್ದಲೆ ಏನು ಸ್ವಚ್ಛತೆ ಅಂತ ಹೇಳಿದ್ರೆ ಪೌರ ಕಾರ್ಮಿಕರು ಒಳಗೊಂಡಂತೆ ಒಂದು ಯೂನಿಟ್ ಇರ್ತದೆ. ಎಲ್ಲ ಸೇರಿದ್ರೆ ಒಂದು 750 ಪೌರ ಕಾರ್ಮಿಕರು ಈ ನಿಟ್ಟಿನಲ್ಲಿ ಈ ನಗರವನ್ನ ಸುಂದರವಾಗಿಡ್ಲಿಕ್ಕೆ ಹಗಲಿರುಳು ಶ್ರಮವನ್ನು ವಹಿಸ್ತಾ ಇರ್ತಾರೆ.
1: ಖಂಡಿತ ಸರ್. ಒಂದು ನಗರ ಸುಂದರವಾಗಿ ಸ್ವಚ್ಛತೆಯಿಂದ ಕಾಣಬೇಕು ಅಂದ್ರೆ ಅದರ ಹಿಂದೆ ಪೌರ ಕಾರ್ಮಿಕರ ಶ್ರಮ ಬಹಳಷ್ಟು ಇರುತ್ತೆ. ಸೊ ನೀವು ಹೇಳ್ದಾಗೇನೆ ಸುಮಾರು 750 ಹೆಚ್ಚು ಜನ ಪೌರ ಕಾರ್ಮಿಕರು ನಮ್ಮ ನಗರವನ್ನ ಸ್ವಚ್ಛ ಮಾಡೋಕೆ ಪಾಲ್ಗೊಂಡಿದ್ದಾರೆ, ಭಾಗವಹಿಸಿದ್ದಾರೆ ಅಲ್ವಾ ಸರ್?
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂತಹ ಗೋವಿಂದ ಸರ್ ಅವರು ಅವರ ಒಂದು ಕಾರ್ಯದ ಬಗ್ಗೆ ತುಂಬಾ ಒಳ್ಳೆ ಮಾಹಿತಿನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಗೋವಿಂದ ಸರ್ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಪರಿಸರ ಪರಿಚಯ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿಯ ಪರಿಸರ ಚಿಂತನೆಗಳು ಅನ್ನೋ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ವಿ. ಹೀಗಿರುವಾಗ ಪರಿಸರ ಸ್ವಚ್ಛತೆ ಅನ್ನುವಾಗ ನಾವು ಪೌರಕಾರ್ಮಿಕರನ್ನ ಮರೆಯೋ ಹಾಗೆ ಇಲ್ಲ. ಹಾಗಾಗಿ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂತಹ ಗೋವಿಂದ ಸರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪೌರಕಾರ್ಮಿಕರು ನಮ್ಮ ಶಿವಮೊಗ್ಗವನ್ನ ಸ್ವಚ್ಛ ಮಾಡುವಂತಹ ಕಾರ್ಯದಲ್ಲಿ ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಹೀಗಿರುವಾಗ ಇವರ ಸಮಯ ಹೇಗೆ ಸರ್, ಎಷ್ಟೊತ್ತಿಂದ ಇವರ ಕೆಲಸ ಪ್ರಾರಂಭ ಆಗುತ್ತೆ, ಎಷ್ಟೊತ್ತುವರೆಗೂ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
1: ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಪೌರಕಾರ್ಮಿಕರು ರಸ್ತೆ ಬದಿಯಲ್ಲಿ ಇರ್ತಾರೆ, ರಸ್ತೆಯನ್ನು ಗುರುತಿಸಿ. ಯಾಕಂದ್ರೆ ಸಂಜೆ ಬೆಳಿಗ್ಗೆ ಅವರು 5 ಗಂಟೆಗೆ ಅವರ ಜೀವನ, ಅವರ ವೃತ್ತಿ ಜೀವನ ಪ್ರಾರಂಭ ಆಗ್ತದೆ. ಆ ಮನೆಯಲ್ಲಿ ಎಂಥದೇ ತೊಂದರೆಗಳಿದ್ರೂ ಸಹ 5 ಗಂಟೆಗೆ ಬಂದು ಜನರ ಆರೋಗ್ಯವನ್ನು ಕಾಪಾಡಲು ಅವರ ಕ್ಲೀನಿಂಗ್ಸನ್ನು 5 ಗಂಟೆಗೆ ಶುರು ಮಾಡ್ತಾರೆ. 5 ಗಂಟೆಗೆ ಶುರು ಮಾಡಿಬಿಟ್ಟು ಸಂಜೆವರೆಗೂ ಕೆಲಸವನ್ನು ಮಾಡುವಂಥ ವೃತ್ತಿಯನ್ನು ಮಾಡ್ತಾ ಇದ್ದೇವೆ ನಾವು.
2: ಸೊ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಇರುತ್ತೆ ಸರ್ ಅವರಿಗೆ?
1: ಬೆಳಗ್ಗೆಯಿಂದ ಪಾರ್ಟ್ ಟೈಮ್ ಇರ್ತದೆ, 8 hours ಡ್ಯೂಟಿ ಇರ್ತದೆ, ನಂತರದ ಇನ್ನೊಂದು ಟೀಮ್ ಬರ್ತದೆ.
2: ಓಕೆ, ಆ ರೀತಿ ಇರುತ್ತೆ ಸರ್. ಅವರಿಗೂ ಕೂಡ ರಜೆ ಏನಾದ್ರು ಇರುತ್ತಾ, ರೆಸ್ಟ್ ಇರುತ್ತಾ, ಹೇಗೆ ಸರ್?
1: ಇಲ್ಲ, ಇದು ಏನಾಗ್ತಿದೆ ಅಂತ ಹೇಳಿದ್ರೆ, ಇದು ಅಗತ್ಯ ಸೇವೆ. ಯಾಕೆಂತ ಅಗತ್ಯ ಸೇವೆ ಇರೋದ್ರಿಂದ

0: ಇಂದ ಅವ್ರಿಗೆ ವೀಕ್ಲಿ ಆಪ್ಸು ಮತ್ತು ಸರ್ಕಾರದ ನಿಯಮಗಳ ಪ್ರಕಾರ ರಜೆಗಳನ್ನು ಏನು ಈ ಪಿ ಲೇಬರ್ ಆ್ಯಕ್ಟ್ ಏನಿರ್ತದೆ ಮತ್ತು ಗೌರ್ಮೆಂಟ್ KCSR ಆ್ಯಕ್ಟ್ ಏನಿರ್ತದೆ ಅದ್ರ ಪ್ರಕಾರ ರಜೆಗಳು ಅವರಿಗೆ ಹಂಚಿಕೆ ಆಗಿರ್ತದೆ.
1: ಓಕೆ ಗೋವಿಂದ ಸರ್, ನೀವು ಈ ಒಂದು ಪೌರಕಾರ್ಮಿಕರ ಸಂಘದ ಅಧ್ಯಕ್ಷ ಆಗಿ ಎಷ್ಟು ವರ್ಷ ಆಗಿದೆ?
0: ನಾನು ಸುಮಾರು ಒಂದು 10 ವರ್ಷಗಳಿಂದ ಪೌರಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ಸೇವೆ ಮಾಡಲಿಕ್ಕೆ ನನಗೆ ಪೌರಕಾರ್ಮಿಕರು ಅವಕಾಶ ಮಾಡಿಕೊಟ್ಟಿದ್ದಾರೆ.
1: ಸೂಪರ್ ಸೂಪರ್ ಸರ್, ಸುಮಾರು 10 ವರ್ಷಗಳಿಂದ ಈ ಒಂದು ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀರಾ, ಹೇಗೆ ಅನ್ಸುತ್ತೆ ಸರ್ ನಿಮ್ಮ ವೃತ್ತಿಯ ಬಗ್ಗೆ?
0: ತುಂಬ ಖುಷಿ ಅನ್ಸುತ್ತೆ ನನಗೆ, ಯಾಕೆಂತ ಹೇಳಿದ್ರೆ ಈ ಪೌರಕಾರ್ಮಿಕರ ಒಟ್ಟಿಗೆ ನಾನು ಕೆಲಸ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ, ಅದಕ್ಕೆ ನನಗೆ ಯಾವಾಗಲೂ ಖುಷಿ ಅನಿಸ್ತದೆ. ಯಾಕಂದ್ರೆ ಅವ್ರ ಒಟ್ಟಿಗೆ ಕೆಲಸ ಮಾಡೋದು, ಅವ್ರ ಕಷ್ಟಗಳ ಸುಖಗಳನ್ನು ಇರುವಂಥದ್ದನ್ನು ಮೇಲಧಿಕಾರಿಗಳ ಜೊತೆ ಮಾತಾಡಿ ಅವರಿಗೆ ಕೊಡಿಸುವಲ್ಲಿ ಸಿಗುವಂಥ ತೃಪ್ತಿ ತುಂಬಾ ಖುಷಿ ಅನಿಸ್ತದೆ ನನಗೆ. ನನಗೆ ಹೆಮ್ಮೆನೂ ಅನಿಸ್ತದೆ, ನಾನು ಈ ಒಂದು ಪೌರಕಾರ್ಮಿಕರ ಒಟ್ಟಿಗೆ ಕೆಲಸವನ್ನು ಸೇವೆಯನ್ನು ಮಾಡಲಿಕ್ಕೆ ನನಗೆ ಅಧ್ಯಕ್ಷನಾಗಿ 10 ವರ್ಷಗಳ ಸೇವೆ ಮಾಡಲಿಕ್ಕೂ ಸಹ ನನ್ನನ್ನು ಒಪ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಪೌರಕಾರ್ಮಿಕರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೇನೆ.
1: ಸರ್, ಈಗ ನಿಮ್ಮ ಕೆಳಗೆ ಸುಮಾರು 750 ಜನ ಪೌರಕಾರ್ಮಿಕರು ಬರ್ತಾರೆ, ಎಲ್ಲರೂ ಹೇಗೆ ನಿಭಾಯಿಸ್ತೀರಾ ಸರ್? ಅದು ತುಂಬಾ ಚಾಲೆಂಜ್ ಅಲ್ವಾ?
0: ಚಾಲೆಂಜಿಂಗ್ ಇರ್ತದೆ, ಚಾಲೆಂಜಿಂಗ್ ಇರ್ತದೆ, ಇಲ್ಲ ಅಂತ ಇರ್ಲಿಕ್ಕಿಲ್ಲ, ಆದರೂ ಸಹ ನಿಭಾಯಿಸಲೇಬೇಕಾಗ್ತದೆ. ಆ ಸ್ಥಾನದಲ್ಲಿ ಇದ್ದ ಮೇಲೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನಿರ್ಗಮಿಸ್ಬೇಕು. ಬಟ್ ಕೆಲಸ ಮಾಡ್ತಾ ಇದ್ದೀವಿ, ನನ್ನೊಟ್ಟಿಗೆ ಅವರು ಇದ್ದಾರೆ, ಎಲ್ಲ ಅಡೆತಡೆಗಳು ಸಹಜಗಳು ಮತ್ತು ಅವ್ರ ಸಮಸ್ಯೆಗಳು ಎಲ್ಲದು ಇರ್ತದೆ, ಅದನ್ನು ನಮ್ಮ ಮೇಲಧಿಕಾರಿಗಳ ಜೊತೆ ಕೂತ್ಕೊಂಡು ಭಾಳ ಇದರಲ್ಲಿ ನಾವು ನಿಭಾಯಿಸ್ತಾ ಇದ್ದೇನೆ.
1: ಓಕೆ ಸರ್, ಈಗ ನೀವು ಅಧ್ಯಕ್ಷರಾದ್ಮೇಲೆ ಶಿವಮೊಗ್ಗ ಸ್ವಚ್ಛತೆ ಬಗ್ಗೆ ಏನೆಲ್ಲ ಹೊಸ ಹೊಸ ಯೋಜನೆಗಳನ್ನ ಮಾಡಿದ್ರಿ?
0: ಈಗ ಏನಾಗಿದೆ, ಸರ್ಕಾರಗಳು ಹೊಸ ಹೊಸ ಸ್ಯಾನಿಟೇಷನ್ ಸೆಲ್ ಇರ್ಬೋದು, ಹೊಸ ಹೊಸ ಯಾಂತ್ರೀಕೃತ ಆದಂಥ, ಮೊದಲೇ ನಾವು ಕೈಯಲ್ಲಿ ಪೊರಕೆಯಲ್ಲಿ ಬಗ್ಗೆ ಗುಡಿಸ್ತಾ ಇದ್ದೋ, ಅದು ಈಗ ನಿಂತ್ಕೊಂಡು ಗುಡಿಸುವಂಥ ವ್ಯವಸ್ಥೆ, ಕೋಲನ್ನು ಹಾಕೊಂಡು ಹೋಗ್ತಾಯಿರ್ತದೆ. ಮುಂಚೆ ಶೂ ಇಲ್ದಲ್ಲ ಕೆಲಸ ಮಾಡ್ತಿದ್ವಿ, ಈಗ ಏನಾಗಿದೆ ಆಧುನೀಕರಣದಲ್ಲಿ ಏನು ಬದಲಾವಣೆ ಆದಂಥ, ಈ ವೈಜ್ಞಾನಿಕವಾಗಿ ಬದಲಾವಣೆ ಆದಂಥ ಸಂದರ್ಭಗಳಲ್ಲೂ ಸಹ ಪೌರಕಾರ್ಮಿಕರಿಗೆ ಬರುವಂಥ ಸರ್ಕಾರಗಳು ಯಥೇಚ್ಛವಾಗಿ ಸವಲತ್ತುಗಳನ್ನು, ಅವರ ಏನು ಉಪಕರಣಗಳು ಏನಿರ್ಬೋದು, ಸೇಫ್ಟಿ ಎಕ್ವಿಪ್ಮೆಂಟ್ಸ್ಗಳನ್ನು ಕಾಲಕಾಲಕ್ಕೆ, ಮತ್ತು ಹೊಸ ಹೊಸ ಟೆಕ್ನಾಲಜಿ ಮಿಷನ್ಸ್ಗಳು ಬಂದಿದ್ದಾವೆ, ಈಗ ಕಂಪ್ಯೂಟರ್ಸ್ ಬಂದಿದ್ದಾವೆ. ಮುಂಚೆ ಗಾಡಿಯಲ್ಲಿ ತುಂಬಿ ಕೈಯಲ್ಲಿ ಎತ್ತಿ ಹಾಕುವಂಥ ವ್ಯವಸ್ಥೆ ಇತ್ತು, ಈಗ ಕಂಪ್ಯೂಟರ್ಸ್ ಬಂದಿದ್ದಾವೆ, JCB ಬಂದಿದೆ. ಹಂಗಾಗಿ ಒಂದಷ್ಟು ಪೌರಕಾರ್ಮಿಕರಿಗೆ ಏನು ಗಲೀಜನ್ನ ಕೈಯಲ್ಲಿ ಮುಟ್ಟದಲ್ಲೇ ಇರುವಂಥ ವ್ಯವಸ್ಥೆನ ನಮಗೆ ಸರ್ಕಾರಗಳು ಮಾಡಿದ್ದಾವೆ. ಅದಕ್ಕೆ ನಾನು ಎಲ್ಲ ಸರ್ಕಾರಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
1: ಹೌದು ಸರ್, ಯಾಕಪ್ಪಂದ್ರೆ ಈಗ ನಮ್ಮ ಮನೆಯಲ್ಲೇ ಒಂಚೂರು ಸ್ವಚ್ಛತೆ ಇಲ್ಲ ಅಂದ್ರೆ ನಾವು ಒಂದ್ಸರಿ ಅಯ್ಯೋ ಇದು ನಾನು ಸ್ವಚ್ಛ ಮಾಡ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಇಡೀ ನಗರದ ಒಂದು ಕಸವನ್ನ ತೆಗಿತಾರೆ, ಸ್ವಚ್ಛವನ್ನ ಮಾಡ್ತಾರೆ, ಅದು ಎಷ್ಟು ಖುಷಿ ಪಡೋದು, ಹಾಗೆ ಹೆಮ್ಮೆಯ ವಿಷಯ ಕೂಡ ಅಲ್ವಾ ಸರ್?
0: ಹೆಮ್ಮೆಯ ವಿಷಯ ಅದು
1: ನಿಜ.
0: ಯಾಕಂದ್ರೆ ನನ್ನ ಪೌರಕಾರ್ಮಿಕರು ಆ ಕೆಲಸನ ದೇವ್ರ ಕೆಲಸ ಅಂತೇಳಿ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಯಾಕಂತಂದ್ರೆ ನಾವು ನಮ್ಮ ಮನೆಯಲ್ಲಿ ಅಳಸಿದ ಅನ್ನನ ನಾವು ಹೊರಗಡೆ ಹಾಕೋದಕ್ಕೆ ಮೂಗು ಮುಚ್ಕೊಂಡು ಅಳಸಿದ ಅನ್ನ, ಮತ್ತು ಅದ್ರ ನಂತರ ಮನುಷ್ಯನ ಮಲ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ನಿಜವಾಗ್ಲು ಈಗಿನ ಸಮಾಜ ಅದ್ರ ಬಗ್ಗೆ ಚಿಂತನೆಯನ್ನು ಜಾಸ್ತಿ ಮಾಡಬೇಕಾಗ್ತದೆ.
1: ಖಂಡಿತ ಸರ್, ನೀವು ಈ ಮುಖಾಂತರ ಇವತ್ತು ವಿಶೇಷವಾಗಿ ಗಾಂಧಿ ಜಯಂತಿ ಇರೋ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ನಮ್ಮ ಶಿವಮೊಗ್ಗದ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್?
0: ಯಾಕೆಂತ ಹೇಳಿದ್ರೆ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ಮಹಾತ್ಮ ಗಾಂಧೀಜಿರು ಆಗಲೇ ಪರಕೆ ಹಿಡ್ಕೊಂಡು ಸ್ವಚ್ಛತೆ ಬಗ್ಗೆ ಮಾತಾಡೋದು. ನಾನು ಈ ಶಿವಮೊಗ್ಗದ ನಾಗರಿಕರಲ್ಲಿ ಏನು ವಿನಂತಿಯನ್ನು ಮಾಡ್ಕೊತೀನಿ ಅಂತ ಹೇಳಿದ್ರೆ, ತಮ್ಮ ಕಸವನ್ನು ಮನೆಯಲ್ಲಿ ಉತ್ಪತ್ತಿಯಾಗುವಂಥ ಕಸವನ್ನು ರಸ್ತೆಗೆ ಚೆಲ್ಲದೆ ನೇರವಾಗಿ ಪೌರಕಾರ್ಮಿಕನ ಕೈಗೆ ಕೊಡಿ. ನೇರವಾಗಿ ಪೌರಕಾರ್ಮಿಕನಿಗೆ ಕೈಗೆ ಕೊಟ್ಟರೆ ಅದು ಸೀದಾ ಎಲ್ಲಿ ನಮ್ಮ ಸೆಗ್ರಿಗೇಷನ್ ಪ್ಲಾಂಟಿಗೆ ಹೋಗ್ತದೆ, ರಸ್ತೆಯಲ್ಲಿ ಚೆಲ್ಲೋದಕ್ಕೆ ಮತ್ತು ಅಲ್ಲಿನ ವಾಸನೆಗಳು ಕ್ರಿಮಿಕೀಟಗಳು ಸಾಕಷ್ಟು ಅವಾಯ್ಡ್ ಆಗ್ತದೆ. ಹಾಗಾಗಿ ವಿನಂತಿಯನ್ನು ಏನಪ್ಪಾ ಅಂತೇಳಿದ್ರೆ, ಎಲ್ಲ ನಾಗರಿಕರು ತಮ್ಮ ಮನೆಯ ಕಸಗಳನ್ನು, ಹಸಿ ಕಸ, ಒಣ ಕಸ, ಘನತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸಿ ಸೀದಾ ಪೌರಕಾರ್ಮಿಕನ ಕೈಗೆ ಕೊಡಿ ಅನ್ನೋದನ್ನು ನಾನು ವಿನಂತಿಯನ್ನು ಮಾಡ್ಕೊತೇನೆ.
1: ಖಂಡಿತ ಸರ್, ಒಂದು ಒಳ್ಳೆ ಸಲಹೆನ ನಮ್ಮ ಶಿವಮೊಗ್ಗದ ಜನತೆಗೆ ನೀವು ನೀಡಿದ್ದೀರಾ. ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ಸಾಕಷ್ಟು ಒಳ್ಳೆಯ ಮಾಹಿತಿನ ಹಂಚ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಏನು FM 90.8 ಎಲ್ಲ ನಿಮ್ಮ ತಂಡಕ್ಕೆ ನಾನು ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತೇನೆ.
1: ಓಕೆ ಸರ್, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
2: ಕೇಳುಗರೆ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾಗಿರುವಂತಹ ಗೋವಿಂದ ಸರ್ ಅವರು ಅವರ ಕಾರ್ಯದ ಬಗ್ಗೆ ಅಚ್ಚುಕಟ್ಟಾದ ಮಾಹಿತಿಯನ್ನ ನೀಡಿದ್ರು ಅಲ್ವಾ? ಹಾಗಿದ್ರೆ ಈಗ ನಮ್ಮೊಟ್ಟಿಗೆ ಒಬ್ರು ಪೌರ ಕಾರ್ಮಿಕರೇ ಮಾತಾಡ್ತಾ ಇದಾರೆ, ಅವ್ರೇನ್ ಹೇಳ್ತಾರೆ ಕೇಳೋಣವಾ. ನಾಗರಾಜ್ ಸರ್ ನಮಸ್ತೆ.
3: ನಮಸ್ತೆ ಮೇಡಮ್,
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್.
1: ಹಾಗೆ ನಾಗರಾಜ್ ಸರ್, ಗಾಂಧಿ ಜಯಂತಿಯ ಶುಭಾಶಯಗಳು.
3: ನಿಮಗೂ ಕೂಡ ಶುಭಾಶಯಗಳು ಮೇಡಮ್.
1: ಓಕೆ ಸರ್, ನೀವು ನಮ್ಮ ನಗರವನ್ನ ಸ್ವಚ್ಛ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದೀರಾ, ಆಯ್ತಾ? ನಿಮಗೆ ನಿಮ್ಮ ಕೆಲಸದಲ್ಲಿ ಎಷ್ಟು ಖುಷಿ ಇದೆ ಸರ್?
3: ಮೇಡಮ್, ನಿಜವಾಗ್ಲೂ ಈ ಪೌರ ಕಾರ್ಮಿಕ ವೃತ್ತಿ ನನಗೆ ನಿಜವಾಗ್ಲೂ ಸಂತೋಷ ಕೊಡ್ತಾ ಇದೆ. ಯಾಕೆಂದ್ರೆ ಪರಿಸರವನ್ನ ಹಾಳು ಮಾಡೋಕ್ಕಿಂತ ನಾವು ಪರಿಸರವನ್ನ ಸ್ವಚ್ಛತೆ ಮಾಡ್ತಾ ಇದ್ದೀವಿ, ಸಮಾಜದಲ್ಲಿ ಜನರ ಒಂದು ಆರೋಗ್ಯವನ್ನು ಕಾಪಾಡ್ತಿದ್ವಿ. ಆರೋಗ್ಯ ಏನಾದ್ರು ಕಾಯಿಲೆ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಆದರೆ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ಕೊಡೋಂಥವ್ರು ನಾವು ಪೌರ ಕಾರ್ಮಿಕರು. ಹಾಗಾಗಿ ಸಮಾಜದ ಒಂದು ಆರೋಗ್ಯವನ್ನು ಕಾಪಾಡುವಂಥ ಕೆಲಸ ನನಗೆ ತುಂಬ ಖುಷಿ ತಂದಿದೆ ಮೇಡಮ್.
1: ನಿಜ ಹೇಳಿದ್ರಿ ಸರ್, ಇಡೀ ಸಮಾಜಕ್ಕೆ ಟ್ರೀಟ್ಮೆಂಟ್ ಕೊಡುವಂತಹ ಡಾಕ್ಟರ್ ನೀವು. ಯಾಕಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಅಂದ್ರೆ ಕಾಯಿಲೆ ಬರೋಕ್ಕೂ ಮೊದಲು ನಾವು ಮದ್ದನ್ನು ತಗೊಂಡು ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ಅಂತ. ಹೀಗಿರುವಾಗ ನಮ್ಮ ನಗರಕ್ಕೇನೆ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಸ್ವಚ್ಛತೆಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಎಷ್ಟು ವರ್ಷ ಆಯ್ತು ಅಂದ್ರೆ ಈ ಒಂದು ಕೆಲಸ ಮಾಡ್ತಾ?
3: ಮೇಡಮ್, ಸುಮಾರು 12 ವರ್ಷದಿಂದ ಈ ಪೌರ ಕಾರ್ಮಿಕ ವೃತ್ತಿ ಮಾಡ್ತಾ ಇದ್ದೀನಿ ಮೇಡಮ್.
1: 12 ವರ್ಷದಿಂದ ಇದೇ ವೃತ್ತಿಯನ್ನ ಮಾಡ್ತಿದ್ದೀರಾ. ಸೊ ಈ 12 ವರ್ಷದಲ್ಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು ಅನ್ನೋದಾದ್ರೆ ಯಾವಾಗಿರ್ಬೋದು ಸರ್?
3: ಮೇಡಮ್, ಖುಷಿ ಅಂದ್ರೆ ನಮಗೆ ಪ್ರತಿದಿನ ಖುಷಿ ಇರುತ್ತೆ. ಒಂದೊಂದಿನ ಬೇಜಾರಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ಸಾರ್ವಜನಿಕರು ನಮಗೆ ಸಹಕಾರ ಕೊಡದೇ ಇದ್ದಾಗ, ಒಂದೊಂದ್ಸರಿ ಎಲ್ಲ ಒಂದ್ ಕಡೆ ದಾಹ ಆದಾಗ ನೀರ್ ಕೇಳಿರ್ತೀವಿ, ಅಂತ ಕಡೆ ಕೆಲವರು ಬಾಗಿಲು ತೆಗೆಯಲ್ಲ, ನೀರ್ ಕೇಳಿದ್ರೆ ಅಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ಇಟ್ಕೊಳ್ಳಿ ಅಥವಾ ನಲ್ಲಿಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಬೇಜಾರಾಗುತ್ತೆ, ಆದ್ರೂ ಕೂಡ ನಾವು ಬೇಜಾರು ಮಾಡ್ಕೊಂಡ್ಲೆ ಇದು ನಮ್ಮ ವೃತ್ತಿ ಅಂತೇಳಿ ನಾವು ಇದನ್ನ ಸಂತೋಷದಿಂದ ಕೆಲಸ ಮಾಡ್ತಾ ಇದೀವಿ ಮೇಡಮ್.
1: ಖಂಡಿತ ಸರ್, ಎಲ್ಲಾ ಕ್ಷೇತ್ರದಲ್ಲೂ ಒಂದಲ್ಲ ಒಂದು ಬೇಸರ ಅನ್ನೋದು ಇದ್ದೇ ಇರುತ್ತೆ, ಆದ್ರೆ ನೀವು ಆ ಬೇಸರವನ್ನ ಬದಿಗಿಟ್ಟು ನಿಮ್ಮ ಕೆಲಸವನ್ನ ನಿಮ್ಮ ಕಾರ್ಯವನ್ನ ಅಷ್ಟೊಂದು ನಿಷ್ಠೆಯಿಂದ ಮಾಡ್ತಿದ್ರಲ್ಲ ಸರ್, ನಮ್ಮ ಕಡೆಯಿಂದ ನಿಮ್ಗೆ ಆತ್ಮೀಯ ಅಭಿನಂದನೆಗಳು ಸರ್.
3: ಥ್ಯಾಂಕ್ ಯು ಮೇಡಮ್.
1: ಸರ್, ಈ ಒಂದು ವೃತ್ತಿಯಲ್ಲೇನೆ ನೀವು ನಿಮ್ಮ ಮನೆಯನ್ನ ಹೇಗೆ ನಿಭಾಯಿಸ್ತೀರಾ ಸರ್, ಅಂದ್ರೆ ನಿಮ್ಮ ಸಂಸಾರವನ್ನ ಹೇಗೆ ನಿಭಾಯಿಸ್ತೀರಾ, ಆರ್ಥಿಕವಾಗಿ ಹೇಗಿದ್ದೀರಾ ಸರ್?
3: ಮೇಡಮ್, ಇಲ್ಲಿ ಬರ್ತಕ್ಕಂಥ ಸಂಬಳದಿಂದ ನಮ್ಮ ಮನೆ ಚೆನ್ನಾಗಿ ನಡೀತಾ ಇದೆ. ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡ್ತಾ ಇದೀವಿ. ಚೆನ್ನಾಗಿದೆ ಮೇಡಮ್, ಏನ್ ಸಮಸ್ಯೆ ಇಲ್ಲ.
1: ಕೆಲವೊಮ್ಮೆ ತುಂಬಾ ಸರಿ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಇರುತ್ತೆ. ಹಾಗೆ ನಮ್ಮ ಗೋವಿಂದ ಸರ್ 5 ಗಂಟೆಯಿಂದನೇ ನಮ್ಮ ಪೌರ ಕಾರ್ಮಿಕರು 5 ಗಂಟೆಯಿಂದನೇ ಸೂರ್ಯ ಹುಟ್ಟೋಕ್ಕೂ ಮೊದಲೇನೆ ನೀವು ಕಾರ್ಯವನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ. ಈ ಚಳಿ ಮಳೆ ಬಿಸಿಲು ಅಂದಾಗೆಲ್ಲ ಹೇಗೆ ಕಾರ್ಯನಿರ್ವಹಿಸ್ತೀರಾ ಸರ್?
3: ಮೇಡಮ್, ಇದು ನಮ್ದು ಪ್ರತಿದಿನದ ಕಾಯಕ. ಇದು ಮಳೆ ಬಂದಾಗಲೂ ಕೂಡ ಕೆಲಸ ಮಾಡಬೇಕು, ಬಿಸಿಲಿದ್ದಾಗಲೂ ಮಾಡಬೇಕು. ನಮಗೆ ಏನಂತಂದ್ರೆ, ಮಳೆ ಬಂದಾಗ ತುಂಬ ಕೆಲಸ ಜಾಸ್ತಿ ಇರ್ತದೆ. ಯಾಕೆ ಅಂತಂದ್ರೆ, ಮನೆಗಳಿಗೆ ನೀರು ನುಗ್ಗುವಂಥದ್ದು ಇರ್ತದೆ. ಅವಾಗ ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು ಕೂಡ ತುರ್ತು ಸಂದರ್ಭ ಬಂದಾಗ ಮನೆಯಿಂದ ಮತ್ತೆ ಬಂದು ಕೆಲಸ ಮಾಡಿರೋಂಥ ಉದಾಹರಣೆಗಳು ತುಂಬ ಇದೆ ಮೇಡಮ್. ನಾವು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿರ್ತೀವಿ, ತಕ್ಷಣ ಈ ಮಳೆ ಬಂದಾಗ ಏನಾಗುತ್ತೆ, ಪ್ರವಾಹ ಜಾಸ್ತಿಯಾಗಿ ಚರಂಡಿ ನೀರು ತುಂಬಿ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ಅವಾಗ ಆ ಮನೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಅವನ್ನೆಲ್ಲ ನೋಡಿದ್ರೆ ನಮಗೆ ಮತ್ತೆ ಮನೆಗೆ ಹೋದರೂ ಕೂಡ ವಾಪಸ್ ಬಂದು ಆ ಕಾಯಕದಲ್ಲಿ ತೊಡಗ್ತೀವಿ. ಆ ಮನೆ ನೀರನ್ನು ತೆಗಿತೀವಿ, ಆ ಮನೆಯಲ್ಲಿ ಏನೇನು ಹಾಳಾಗಿರ್ತಕ್ಕಂಥ ವಸ್ತುಗಳಿದೆ ಅವನ್ನೆಲ್ಲ ಬೇರೆ ಕಡೆಗೆ ಸಾಗಾಣಿಕೆ ಮಾಡೋಂಥ ಕೆಲಸ ಮಾಡ್ತೀವಿ. ನಾವು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಮೇಡಮ್.
1: ನಿಜ ಸರ್, ನಿಜ, ಎಲ್ಲರೂ ಕೂಡ ಗೌರವನ ಕೊಡ್ಲೇಬೇಕು ಸರ್ ನಿಮ್ಮ ವೃತ್ತಿಗೆ. ಅಕಸ್ಮಾತ್ ನೀವು ಹೇಳ್ದ ಹಾಗೇನೆ ಮನೆಗೆಲ್ಲ ನೀರು ತುಂಬಿದಾಗ ಅಲ್ಲಿ ಬೇರೆ ಯಾರು ಬಂದು ನೀರನ್ನ ತೆಗಿರಿಲ್ಲ ಅಂದ್ರೆ ಅವರ ಸಂಸಾರ ಏನಾಗುತ್ತೆ, ಅವರ ಜೀವನ ಹೇಗಾಗುತ್ತೆ. ಬಟ್ ಆದ್ರೆ ನೀವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ದಲೆ ಹೋಗಿ ಎಷ್ಟೋ ಜನರ ಜೀವನವನ್ನ ಕಾಪಾಡಿದ್ದೀರಾ, ನಮ್ಮ ನಗರವನ್ನ ಸ್ವಚ್ಛ ಮಾಡ್ತಿದ್ದೀರಾ. ಮತ್ತೊಮ್ಮೆ ನಿಮಗೆ ಆತ್ಮೀಯ ಅಭಿನಂದನೆಗಳು ಸರ್.
3: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು
1: ಸರ್. ನೀವು ನಮ್ಮ ಸಾರ್ವಜನಿಕರಲ್ಲಿ ಅಥವಾ ಶಿವಮೊಗ್ಗ ಜನತೆಯಲ್ಲಿ ಒಂದು ಮನವಿಯನ್ನ ಮಾಡೋದಾದ್ರೆ ಅಥವಾ ಏನಾದ್ರೂ ಒಂದು ಸಲಹೆಯನ್ನ ನೀಡೋದಾದ್ರೆ ಏನ್ ಹೇಳ್ತೀರಾ ಸರ್?
3: ಮೇಡಮ್, ಈ ಮೂಲಕ ನಾನು ನಗರದ ಸಾರ್ವಜನಿಕರಿಗೆ ತಿಳಿಪಡಿಸಿರೋದನ್ನ ಏನಂದ್ರೆ, ಏನು ಮನೆಯಿಂದ ಉತ್ಪತ್ತಿ ಆಗುತ್ತಲ್ಲ ಕಸ, ಅದನ್ನ ಹಸಿ ಕಸ ಒಣ ಕಸ ಅಂತೇಳಿ ಬೇರೆ ಮಾಡಿ ನಮ್ಮ ಬರ್ತಕ್ಕಂಥ ಪಾಲಿಕೆಯ ವಾಹನಗಳಿಗೆ ಅದನ್ನು ಆ ಕಸವನ್ನು ಕೊಟ್ಟರೆ ಕಸ ನೀಟಾಗಿ ಏನಾಗುತ್ತೆ, ಎಲ್ಲಿ ಸೇರಬೇಕಾಗುತ್ತೋ ಅಲ್ಲಿ ಸೇರುತ್ತೆ. ರಸ್ತೆಯಲ್ಲಿ ಎಲ್ಲೂ ಕೂಡ ಕಸ ಇರೋದಿಲ್ಲ, ನಗರ ಸುಂದರವಾಗಿರುತ್ತೆ. ಆಮೇಲೆ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ನಗರವನ್ನು ಸ್ವಚ್ಛ ಮಾಡೋಕ್ಕೆ ಬಂದಿರತಕ್ಕಂಥ ಪೌರ ಕಾರ್ಮಿಕರಿರ್ಬೋದು, ಲೋಡರ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕ್ಲೀನರ್ಸ್ ಇರ್ಬೋದು, ಇವರೆಲ್ಲರಿಗೂ ಕೂಡ ನೀವು ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮೇಡಮ್.
1: ಧನ್ಯವಾದಗಳು ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಅಭಿನಂದನೆಗಳು ಸರ್.
3: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
2: ಓಕೆ, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಪೌರ ಕಾರ್ಮಿಕರಾಗಿರುವಂತಹ ನಾಗರಾಜ್ ಅವರು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಹಾಗೆ ಅವರ ವೃತ್ತಿಯ ಮೇಲಿರುವಂತಹ ಗೌರವವನ್ನ ನೋಡುವಾಗ, ಪ್ರೀತಿಯನ್ನ ನೋಡುವಾಗ ನಿಜಕ್ಕೂ ನಮಗೆ ಖುಷಿಯಾಗತ್ತಲ್ವಾ? ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ಮತ್ತಷ್ಟು ಪೌರ ಕಾರ್ಮಿಕರು ಅವರ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕೇಳುಗರೆ, ಇದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತು ಭಾರತದಾದ್ಯಂತ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗಾಂಧೀಜಿಯವರು ಅವಾಗಿನಿಂದಲೇ ನಮ್ಮ ಭಾರತ ಸ್ವಚ್ಛವಾಗಿರ್ಬೇಕು, ನಾವಿರುವಂತಹ ಜಾಗ ಸ್ವಚ್ಛವಾಗಿರ್ಬೇಕು, ಆಗ ದೇಶವೇ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ನಗರಗಳು ಸ್ವಚ್ಛವಾಗಿರಬೇಕು ಅಂದ್ರೆ ಮುಖ್ಯವಾಗಿ ಪೌರ ಕಾರ್ಮಿಕರ ಪಾತ್ರ ಮಹತ್ತರವಾದದ್ದು. ಹಾಗಾಗಿ ಇವತ್ತಿನ ಗಾಂಧಿ ಜಯಂತಿಯನ್ನ ನಮ್ಮ ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲಿ ಮಾಡ್ತಿದೀವಿ. ಹಾಗೆ ಈಗ ಅಲ್ಲಿ ಪೌರ ಕಾರ್ಮಿಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಿವರಾಜ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಶಿವರಾಜ್ ಅವ್ರಿ, ನಮಸ್ತೆ.
6: ನಮಸ್ತೆ ಮೇಡಮ್.
1: ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಮಸ್ತೆ ಮೇಡಮ್.
1: ಹೇಗಿದ್ದೀರಾ ಶಿವರಾಜ್ ಸರ್?
6: ಚೆನ್ನಾಗಿದ್ದೀವಿ ಮೇಡಮ್.
1: ಚೆನ್ನಾಗಿದ್ದೀರಾ? ಓಕೆ. ನಮ್ಮ ನಗರ ಹೇಗಿದೆ?
6: ಸಿಟಿ ಕ್ಲೀನ್ ಮಾಡ್ತಾ ಇದೀವಿ ಮೇಡಮ್.
1: ಇನ್ನು ಮಾಡ್ತಾ ಇದೀರಾ?
6: ಮಾಡ್ತಾ ಇದೀವಿ. ಜನ ಇನ್ನು ಬುದ್ಧಿ ಕಲಿಬೇಕು ಮೇಡಮ್.
1: ಜನ ಬುದ್ಧಿ ಕಲಿಬೇಕಿನ್ನು, ಯಾಕಂದ್ರೆ ನಿಮಗೆ ಅವರು ಕೋಆಪರೇಟ್ ಮಾಡ್ಬೇಕಂತ ಹೇಳ್ತಿದ್ದೀರಾ. ಶಿವರಾಜ್ ಸರ್, ಎಷ್ಟು ವರ್ಷದಿಂದ ಈ ಒಂದು ಕಾರ್ಯನಿರ್ವಹಿಸ್ತಾ ಇದೀರಾ?
6: 14 ವರ್ಷದಿಂದ ಮಾಡ್ತಾ ಇದೀನಿ ಮೇಡಮ್.
1: 14 ವರ್ಷ? ಅಬ್ಬಾ, 14 ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದೀರಾ? ಹೇಗನ್ಸುತ್ತೆ ನಿಮ್ಮ ಕೆಲಸದ ಬಗ್ಗೆ?
6: ಚೆನ್ನಾಗಿದೆ ಮೇಡಮ್.
1: ಚೆನ್ನಾಗಿದೆ
6: ಮೇಡಮ್.
1: ಓಕೆ. ಯಾವತ್ತಾದ್ರೂ ಸಾಕಿ ಕೆಲಸ ಅಂತ ಅನ್ನಿಸ್ತಾ?
6: ಇಲ್ಲ ಮೇಡಮ್, ಖುಷಿಯಾಗೇ ಬಂದು ಡೈಲಿ ಖುಷಿಯಾಗೇ ಹೋಗ್ತೀವಿ ಮೇಡಮ್ ಕೆಲಸದಲ್ಲಿ.
1: ಸರ್, ಈ ಒಂದು 25 ವರ್ಷದಲ್ಲಿ ನಿಮಗೆ ಯಾವುದೋ ಒಂದಿನ ತುಂಬಾ ಖುಷಿ ಆಯ್ತು ಅನ್ನೋದಾದ್ರೆ ಯಾವಾಗಿರ್ಬೋದು?
6: ಡೈಲಿ ಖುಷಿನೇ ಮೇಡಮ್.
1: ಡೈಲಿ ಖುಷಿ?
6: ಡೈಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು, ಖುಷಿನೇ ಮೇಡಮ್. ಖುಷಿಯಾಗಿ ಕೆಲಸ ಮಾಡ್ತೀವಿ.
1: ಓಕೆ.
6: ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ.
1: ಶಿವಕುಮಾರ್ ಸರ್, ಈಗ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ತುಂಬಾ ಚಳಿ ಇರುತ್ತೆ, ಎಲ್ಲಾ ರೀತಿಯ ಹವಾಮಾನಗಳು ಕೂಡ ಇರುತ್ತೆ ಅಂತ. ಹೀಗಿರುವಾಗ ನೀವು ಹೇಗೆ ನಿಮ್ಮನ್ನ ನೀವು ನಿಭಾಯಿಸ್ಕೊಳ್ತೀರಾ?
6: ನಮಗೆ ಆಫೀಸಲ್ಲಿ ಚಳಿಗಾಲದಲ್ಲಿ ಶೆಟ್ರು, ಮಳೆಗಾಲದಲ್ಲಿ ರೈನ್ ಕೋಟು, ಪ್ರತಿಯೊಂದು ಕೊಡ್ತಾರೆ ಮೇಡಮ್.
1: ಕೊಡ್ತಾರೆ. ಸೊ ಎಷ್ಟೇ ಮಳೆ ಬರ್ತಿದ್ರು ಕೂಡ ನಿಮ್ ಕೆಲಸ ನೀವು ಮಾಡ್ಲೇಬೇಕು, ಮಾಡ್ತೀರಾ?
6: ಮಾಡ್ತೀವಿ ಮೇಡಮ್.
1: ಓಕೆ. ನೀವು ಎಲ್ಲಾದ್ರೂ ಹೋದಾಗ ನಮ್ಮ ಸಾರ್ವಜನಿಕರು ನಿಮ್ ಜೊತೆ ಹೇಗೆ ಕೋಆಪರೇಟ್ ಮಾಡ್ತಾರೆ ಸರ್?
6: ಸ್ಪಂದಿಸ್ತಾರೆ ಮೇಡಮ್. ಈಗ ಸ್ವಲ್ಪ ಪರವಾಗಿಲ್ಲ, ಅದೇ ಅಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಬಿಸಾಕ್ತಾರೆ, ಪ್ಲಾಸ್ಟಿಕ್ ಕವರ್ಗಳು ಜಾಸ್ತಿ, ಪ್ಲಾಸ್ಟಿಕ್ ತೊಂದರೆ ಆಗ್ತಿರೋದು ಮೇಡಮ್.
1: ಹೇಗೆ ತೊಂದರೆ ಆಗುತ್ತೆ ಸರ್, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ಬೋದಾ?
6: ಅದೇ ಬೈಕಲ್ಲಿ ತಂದು ರೋಡಲ್ಲಿ ಇಲ್ಬೇಕಲ್ಲಿ ಹಾಕೋಗ್ಬಿಡ್ತಾರೆ, ಹೇಳಲ್ಲ ಕೇಳಲ್ಲ ಮನೆಯಿಂದ ರಾತ್ರಿ ಹೊತ್ತು ಬರ್ತಾ ಬಿಸಾಕ್ ಹೋಗ್ತಾರೆ.
1: ಓಕೆ.
6: ಬೆಳಗಿನ ಜಾವ ತಂದು ಹಾಕೋಗ್ಬಿಡ್ತಾರೆ.
1: ಓಕೆ.
6: ಅದೇ ಅಲ್ಲಲ್ಲೇ ಕಸದ ಪಾಯಿಂಟ್ ಆಗ್ಬಿಡೋದು ಮೇಡಮ್ ಅದು.
1: ಓಕೆ.
6: ಅದೊಂದು ಎಕ್ಸ್ಟ್ರಾ ಅಡಿಷನಲ್ ಕೆಲಸ ಆಗ್ಬಿಟ್ಟಿದೆ ಜನಗಳಿಗೆಲ್ಲ ಈಗ.
1: ಅದನ್ನ ನಿಮಗೆ ಹೇಗೆ ಸವಾಲಾಗುತ್ತೆ ಆ ಕೆಲಸ, ಮತ್ತೆ ಅದನ್ನ ಬೇರೆ ಎಕ್ಸ್ಟ್ರಾ ಕ್ಲೀನ್ ಮಾಡ್ಬೇಕಾಗುತ್ತೆ
6: ಮೇಡಮ್? ಡೈಲಿ ಅದೊಂದು ಎಕ್ಸ್ಟ್ರಾ ಆಗ್ಬಿಟ್ಟಿದೆ ಮೇಡಮ್. ಈಗ ಎಲ್ಲಾ ಕಡೆ ಮೇನ್ ರೋಡಲ್ಲಿ, ನೇರು ರೋಡ್, ಬಿ ಎಚ್ ರೋಡ್ ಆಗಲಿ, ಎಲ್ಲಾ ಕಡೆ ಕವರ್ ಕಟ್ಟಿ ಕಟ್ಟಿ ಬಿಸಾಕೋಗ್ಬಿಡ್ತಾರೆ, ಅದೆಲ್ಲ ನಾವೇ ಮಾಡ್ಬೇಕು ಮೇಡಮ್.
1: ಸರಿ, ಈಗ ನೀವು ಕಸದ ಗಾಡಿನ ಎಲ್ಲಾ ಕಡೆ ಡೈಲಿ ಕಳಿಸ್ತೀರಾ ಸರ್? ಹೋಗುತ್ತಾ ಡೈಲಿ?
6: ಡೈಲಿ ಹೋಗುತ್ತೆ ಮೇಡಮ್.
1: ಡೈಲಿ ಹೋಗುತ್ತೆ. ಆದ್ರೂ ಜನ ಈಗ ಈ ಒಂದು ಕವರ್ನ ಕಟ್ಟಿ ಎಲ್ಲೋ ಎಸಿತಾರೆ, ಅದು ನಿಮಗೆ ಎಕ್ಸ್ಟ್ರಾ ಕೆಲಸ
6: ಅಲ್ಲಿ. ಮತ್ತೆ ಮನೆಯಲ್ಲಿ ಕಿಟಕಿಯಿಂದ ಹಾಕ್ಬಿಡ್ತಾರೆ ಮೇಡಮ್. ಕಿಟಕಿಯಿಂದಾನೆ ಹಾಕ್ಬಿಡ್ತಾರೆ ಮನೆಯಲ್ಲಿ,
1: ಆಚೆ ಬಂದು ಹಾಕಲ್ಲ.
6: ಓಕೆ. ಇನ್ಸೂರೆನ್ಸ್ಗಳೆಲ್ಲ ಹಾಕ್ಬಿಡ್ತಾರೆ, ಅದೆಲ್ಲ ಅಡಿಷನಲ್ ಕೆಲಸ. ಡೈಲಿ 5 ಗಂಟೆಗೆ ಬಂದು ಕೆಲಸ ಮಾಡ್ತೀವಿ ಮೇಡಮ್. 5-5:30 ಬರ್ತೀವಿ, ಡೈಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀವಿ ಮೇಡಮ್.
1: ಓಕೆ. ಡೈಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀವಿ ಅಂತ ಹೇಳ್ತಿರಲ್ಲ ಸರ್, ನಿಜಕ್ಕೂ ಖುಷಿಯಾಗುತ್ತೆ ನಿಮ್ಮ ಮಾತನ್ನ ಕೇಳುವಾಗ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ನಮ್ಮ ಶಿವಮೊಗ್ಗ ಜನತೆಗೆ ಒಂದೆರಡು ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್?
6: ಪ್ಲಾಸ್ಟಿಕ್ ಬಳಸ್ಬೇಡ ಮೇಡಮ್. ಆಮೇಲೆ
1: ಪ್ಲಾಸ್ಟಿಕ್
6: ಬಳಸ್ಬಾರ್ದು, ಕಸ ಅಲ್ಲಿ ಇಲ್ಲಿ ಹಾಕ್ಬಾರ್ದು. ಪೌರ ಕಾರ್ಮಿಕ ಹೆಲ್ಪ್ ಆಗಿ ಮಾಡ್ಬೇಕು ಅಂತ ಅವರಲ್ಲಿ ಏನಾದ್ರು ಇದ್ರೆ ಕಸ ಬಂದು ನಮ್ ಗಾಡಿಗೆ ಕೊಡ್ಬೇಕು ಮೇಡಮ್.
1: ಓಕೆ. ಕಸ ಬಂದು ನಿಮಗೆ ಕೊಟ್ರೆ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೀರಾ. ಎನಿವೆ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಶಿವರಾಜ್ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು.
6: ಥ್ಯಾಂಕ್ ಯು ಮೇಡಮ್.
2: ಓಕೆ, ಕೇಳಿಸ್ಕೊಳ್ತಾ ಇದ್ದಿರಲ್ಲ ಸ್ನೇಹಿತರೆ, ಪೌರ ಕಾರ್ಮಿಕರಾಗಿರುವಂತಹ ಶಿವರಾಜ್ ಅವರು ನಿಮ್ಮೆಲ್ಲರಿಗೂ ಆತ್ಮೀಯ ಕರೆಹೊಲೆಯನ್ನು ಕೊಡ್ತಾ ಇದಾರೆ. ನಿಮಗೂ ಕೂಡ ನಗರ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಆಸೆ ಇದ್ರೆ ಕಸವನ್ನ ಅಲ್ಲಿ ಇಲ್ಲಿ ಹಾಕ್ತಲೇ ಕಸದ ಗಾಡಿಗೆ ಹಾಕಿ ಅಂತ ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಅವರ ಮಾತನ್ನ ಕೇಳೋಣ. ನಮ್ಮ ನಗರವನ್ನ ಸ್ವಚ್ಛವಾಗಿಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಏನಂತೀರಾ? ಹಾಗೀಗ ನಮ್ಮೊಟ್ಟಿಗೆ ಇನ್ನೊಬ್ರು ಪೌರ ಕಾರ್ಮಿಕರು ಕೂಡ ಮಾತಾಡ್ತಾ ಇದಾರೆ, ಅವ್ರ ಜೊತೆ ಕೂಡ ಮಾತುಕತೆಯನ್ನ ಮುಂದುವರೆಸೋಣ. ಮೇಡಮ್ ನಮಸ್ತೆ.
7: ನಮಸ್ತೆ ಮೇಡಮ್.
1: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
7: ಸ್ವಾಗತ.
1: ಹೇಗಿದ್ದೀರಾ?
7: ಆರಾಮಿದ್ದೀನಿ.
1: ಆರಾಮಿದ್ದೀರಾ? ಗಾಂಧಿ ಜಯಂತಿಯ ಶುಭಾಶಯಗಳು.
7: ಶುಭಾಶಯಗಳಮ್ಮ.
1: ವೆಂಕಟಮ್ಮ ಅವರು, ಎಷ್ಟು ವರ್ಷದಿಂದ ಈ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ?
7: ನಾನು 25 ವರ್ಷದಿಂದ ಮಾಡ್ತಿದ್ದೀನಿ.
1: 25 ವರ್ಷದಿಂದ? ಹೇಗೆ ಅನ್ಸುತ್ತೆ?
7: ಖುಷಿ ಅನ್ಸುತ್ತಮ್ಮ.
1: ಖುಷಿ ಅನ್ಸುತ್ತೆ. ಓಕೆ. ಸೊ 25 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ, ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು ಅನ್ನೋದಾದ್ರೆ ಯಾವಾಗ ಅನ್ಸಿರ್ಬೋದು?
7: ದಿನನಿತ್ಯ ನಮಗೆ ಖುಷಿನೇ, ನಮ್ ಡ್ಯೂಟಿ ಅಂದ್ರೆ ನಮ್ ಖುಷಿನೇ.
1: ಡ್ಯೂಟಿ ಅಂದ್ರೇನೆ ಖುಷಿ. ಸೊ ಹೀಗಿರುವಾಗ ನೀವು ಏನ್ ಕಾರ್ಯ ಮಾಡ್ತೀರಾ, ಏನೇನ್ ಕೆಲಸ ಮಾಡ್ತೀರಾ ಇಲ್ಲಿ ಹೇಳ್ಬೋದಾ?
7: ಕೇಳಿ. ಮೇನ್ ರೋಡ್ ಎಲ್ಲ ಗೂಡಿಸ್ತೀವಿ, ಮನೆ ಮುಂದೆ ಗಲ್ಲಿ ಗುಡಿಗೆ ಬಿಟ್ರೆ ಗಲ್ಲಿ ಗೂಡಿಸ್ತೀವಿ, ಸಿಟಿ ಬಸ್ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಪ್ಗಳೆಲ್ಲ ನೀಟ್ ಮಾಡ್ತೀವಿ, ಪ್ರತಿಯೊಂದು ಕಡೆ ಗುಡಿಸಿ ಎಲ್ಲಿ ಕಳಿಸ್ತಾರ ಅಲ್ಲಿ ನೀಟ್ ಮಾಡ್ಕೊಂಡ್ ಬರ್ತಿರ್ತೀವಿ ಅಮ್ಮ.
1: ಓಕೆ, ಎಲ್ಲಿ ಕಳಿಸ್ತಾರ ಅಲ್ಲ ನೀಟ್ ಮಾಡ್ಕೊಂಡ್
7: ಬರ್ತಿರ್ತೀವಿ.
1: ನಿಮ್ ಟೈಮಿಂಗ್ಸ್?
7: ನಮ್ ಟೈಮಿಂಗ್ಸ್ 10 ಗಂಟೆ ತನಕ, ಬೆಳಗಿನ ಜಾವದಿಂದ
1: ಹತ್ತು ಗಂಟೆ.
7: ಆಮೇಲೆ ತಿಂಡಿಗೆ ಬಿಡ್ತಾರೆ, ತಿಂಡಿ ಮುಗಿದ್ಮೇಲೆ ಮತ್ತೆ 10:30 to 2 ತನಕ ಡ್ಯೂಟಿ ಮಾಡ್ತೀವಿ ಅಮ್ಮ.
1: ಡ್ಯೂಟಿ ಮಾಡ್ತೀರಾ? ಸೊ ಈ ಒಂದು ಮಧ್ಯಾಹ್ನ ತನಕ ಆಚೆ ಕೆಲಸ ಮಾಡಿ, ಮಧ್ಯಾಹ್ನ ಸಂಜೆ ತನಕ ಮನೇಲಿ ಕೆಲಸ ಮಾಡ್ತೀರಾ? ಫಸ್ಟ್ ನಗರವನ್ನ ಸ್ವಚ್ಛ ಮಾಡಿ ಆಮೇಲೆ ಮನೇನ ಸ್ವಚ್ಛ ಮಾಡ್ತೀರಾ? ಓಕೆ. ಸೊ ಈ 25 ವರ್ಷದಲ್ಲಿ ಯಾವತ್ತೋ ಒಂದು ದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕೆಯಾಗಿ ಕೆಲಸ ಮಾಡ್ತಾ ಅದಕ್ಕೊಂದು ಸಾರ್ಥಕತೆ ಸಿಕ್ತು ಅನ್ನೋದ್ರೆ ಯಾವಾಗ?
7: ದಿನನಿತ್ಯ ನಮ್ಗೆ ಖುಷಿ ಅನ್ಸುತ್ತೆ, ಸಾರ್ಥಕವಾಗತ್ತೆ. ನಮ್ಮ ನಮ್ ಡ್ಯೂಟಿ ಮೇಲೆ ನಮ್ಗೆ ಬೇಜಾರು ಅನ್ಸಲ್ಲ.
1: ಓಕೆ, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಸಾರ್ವಜನಿಕರಿಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ?
7: ಮತ್ತೆ ಜನ ಕಸ ಅದು ಇದು ತಂದು ಕಸ ಪ್ರತಿಯೊಂದು ಮೇನ್ ರೋಡ್ಗಳಲ್ಲಿ ಎಸೆಯೋದು, ಗಾಡಿಗಳಲ್ಲಿ ತಂದು ಎಲ್ಲಿ ಬೇಕು ಅಲ್ಲಿ ಎಸೆಯೋದು, ಅವೆಲ್ಲ ಇದು ಮಾಡ್ಬೇಕಮ್ಮ. ಇಲ್ಲಾಂದ್ರೆ ಅವರು ಜನಕ್ಕೂ ತೊಂದರೆ ಆಗ್ತಿರತ್ತೆ, ಕಾಯಿಲೆಗಳು ಜಾಸ್ತಿ ಆಗ್ತವೆ. ಹಾಗೆ ನಾವು ಕೆಲಸ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಅದನ್ನ ನೀವು ಮಾಡಿದಿರಿಲ್ಲ ಅನ್ನೋ ಮಟ್ಟ ಬರಬಾರ್ದು. ಅದೇ ಖುಷಿ ಅನ್ಸೋದಂದ್ರೆ ಅವರೆಲ್ಲ ಎಲ್ಲಂದ್ರೆ ಅಲ್ಲಿ ಕಸ ಹಾಕ್ಬಾರ್ದು, ಹಸಿ ಕಸ ಬೇರೆ ಒಣ ಕಸ ಬೇರೆ ಹಾಕಿದ್ರೆ ನಮಗ್ ಖುಷಿ ಅನ್ಸತ್ತಮ್ಮ.
1: ಹೌದು. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ಕೇಳುಗರಲ್ಲಿ ಕೇಳ್ಕೊಳ್ತಿದ್ದೀರ, ಹಸಿ ಕಸ ಒಣ ಕಸವನ್ನ ಬೇರೆ ಮಾಡಿ, ಅವಾಗ ನಮ್ಗೆ ಹೆಚ್ಚು ಖುಷಿ ಆಗುತ್ತೆ, ಕೆಲಸ ಮಾಡೋಕ್ ಕೂಡ ಈಸಿ ಆಗುತ್ತೆ.
7: ಗಾಡಿಯಲ್ಲಿ ತಂದು ಮೇನ್ ರೋಡಿಗೆ ಎಸಿಬಾರ್ದು, ಎಲ್ಲಿ ಬೇಕಲ್ಲ ಇಲ್ಲಿ ಎಸ್ ಹೋಗ್ಬಾರ್ದಮ್ಮ.
1: ಓಕೆ. ಸೊ ವೆಂಕಟಮ್ಮ ಅವ್ರೆ, ಈಗ 25 ವರ್ಷದಿಂದ ಇದೇ ಕೆಲಸವನ್ನ ಮಾಡ್ತಿದ್ರಲ್ಲ, ಸಾಕು ಈ ಕೆಲಸ, ಇನ್ನಾದ್ರೂ ಸ್ವಲ್ಪ ರೆಸ್ಟ್ ಮಾಡೋಣ, ಆರಾಮಾಗಿರೋಣ ಅಂತ ಯಾವತ್ತು ಅನ್ಸಿಲ್ವಾ?
7: ಅನ್ಸಲ್ಲಮ್ಮ. ಯಾಕಂದ್ರೆ ನಮ್ಗೆ ನಗರ ಎಲ್ಲ ಸ್ವಚ್ಛ, ನಗರ ಸ್ವಚ್ಛ ಮಾಡೋದೇ ಒಂದು ಖುಷಿ, ಜನರ ಖುಷಿನೇ ನಮ್ ಖುಷಿ ಅಮ್ಮ. ಬೆಳಗ್ಗೆ ಎದ್ದು ಅದು ನಮ್ಗೆ ಮುಖ್ಯ.
1: ಆಹಾ, ಎಂತ ಒಳ್ಳೆ ಮಾತು ಹೇಳ್ರಿ, ಜನರ ಖುಷಿನೇ, ಜನರು ಆರೋಗ್ಯವಾಗಿರತ್ತೆ ನಿಮ್ ಖುಷಿ.
7: ಅವ್ರು ಆರೋಗ್ಯವಾಗಿರ್ಬೇಕು, ನಾವು ಆರೋಗ್ಯವಾಗಿರ್ತೀವಿ, ಅದು ನಮ್ ಖುಷಿ.
1: ನಿಜ, ತುಂಬಾ ಒಳ್ಳೆ ಮಾತು ಹೇಳಿ,
7: ಸಂತೋಷ.
1: ಹೌದಲ್ವಾ, ನೋಡಿ ನೀವು ಮನಸಾರೆ ಈ ಒಂದು ಕೆಲಸವನ್ನ ಮಾಡ್ತೀರಾ, ಹಾಗಾಗಿ ಖುಷಿ ಪಟ್ಟು ಕೆಲಸವನ್ನ ಮಾಡ್ತೀರಾ, ನಿಮ್ಗೆ ಇನ್ನಷ್ಟು ಖುಷಿ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ವೆಂಕಟಮ್ಮ ಅವರೇ. ಸಮಯನ ಬಿಡ ಮಾಡ್ಕೊಂಡು ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
2: ಓಕೆ, ಕೇಳಿಸ್ಕೊಂಡ್ಲ ಸ್ನೇಹಿತರೆ, ವೆಂಕಟಮ್ಮ ಅವರು ಸುಮಾರು 25 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೀಗ 50 ವರ್ಷ ಅಂತ ಹೇಳಿದ್ರು, ಅವರ ಜೀವಿತಾವಧಿಯ ಅರ್ಧ ಭಾಗದಷ್ಟು ಸಮಯವನ್ನ ನಗರವನ್ನ ಸ್ವಚ್ಛವಾಗಿಡೋದ್ರಲ್ಲೇ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಹೀಗೆಲ್ಲ ಇರುವಾಗ ನಾವು ನಮ್ಮ ನಗರವನ್ನ ಸ್ವಚ್ಛಗೊಳಿಸ್ಬೇಕು ಅಲ್ವಾ? ಪೌರ ಕಾರ್ಮಿಕರಿಗೆ ನಾವು ಕೈ ಜೋಡಿಸಿದಾಗ, ಅವರೊಟ್ಟಿಗೆ ನಾವು ಜೊತೆ ಸಾಗಿದಾಗ, ನಿಜವಾಗ್ಲೂ ಖಂಡಿತವಾಗ್ಲೂ ನಾವು ನಮ್ಮ ನಗರವನ್ನ ಸ್ವಚ್ಛವಾಗಿಟ್ಕೋಬಹುದು, ಏನಂತೀರಾ? ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಎಲ್ಲಾ ಪೌರ ಕಾರ್ಮಿಕರಿಗೂ ಆತ್ಮೀಯ ಅಭಿನಂದನೆಯನ್ನ ಸಲ್ಲಿಸ್ತಾ, ಕೇಳುಗರೆ, ಇದು ಇವತ್ತಿನ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮವಾಗಿತ್ತು. ಗಾಂಧಿ ಜಯಂತಿಯನ್ನ ಆಚರಿಸೋದ್ರ ಮುಖಾಂತರ ಗಾಂಧಿಯವರ ಮಾತನ್ನು ಕೂಡ ಅನುಸರಿಸೋಣ ಅಂತ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾ ಹೋಗ್ ಬರ್ತೀನಿ. ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ನಗರವನ್ನ ಸ್ವಚ್ಛ ಮಾಡ್ತಾ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್,
8: ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಾನೆ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೇನೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿರುವಂತಹ ನಾಗಾಲ್ಯಾಂಡ್ ಬಗ್ಗೆ. ಹಾಗೆ ನಾಗಾಲ್ಯಾಂಡ್ ನಲ್ಲಿ ಇರುವಂತಹ ಕೆಲವೊಂದಿಷ್ಟು ವಿಶೇಷ ಪ್ರವಾಸಿ ತಾಣಗಳ ಬಗ್ಗೆ ನಾನಿವತ್ತು ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಹೌದು, ನಾಗಾಲ್ಯಾಂಡ್ ಬುಡಕಟ್ಟು ಜನರ ವರ್ಣರಂಜಿತ ವೇಷಭೂಷಣ, ಮಸಾಲೆಯುಕ್ತ ಆಹಾರ, ಆಹ್ಲಾದಕರವಾದಂತಹ ಹವಾಮಾನಕ್ಕೆ ಪ್ರಸಿದ್ಧಿಯನ್ನು ಹೊಂದಿದೆ. ನಾಗಾಲ್ಯಾಂಡ್ನ ಹಚ್ಚ ಹಸಿರು ಪ್ರಕೃತಿ ಸೌಂದರ್ಯ ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುತ್ತಿದ್ದು, ಇಲ್ಲಿ ಪ್ರಕೃತಿ ಪ್ರಿಯರು ನೋಡಲೇಬೇಕಾದಂತಹ ಅನೇಕ ಪ್ರವಾಸಿ ತಾಣಗಳು ಇದೆ. ನೋಡಲೇಬೇಕಾದಂತಹ ಸ್ಥಳಗಳು ಅಂತ ಹೇಳಿದ್ರೆ, ನಾಗಾಲ್ಯಾಂಡ್ನ ರಾಜಧಾನಿಯಾಗಿರುವಂತಹ ಕೋಹಿಮಾ, ಹಾಗೆಯೇ ದೀಮಾಪುರ, ಹಾಗೆ ಒಕೋದಲ್ಲಿರುವಂತಹ ದೊಯಾಂಗ್ ಅಣೆಕಟ್ಟಿರಬಹುದು, ವಿಭಿನ್ನತೆಗೆ ಹೆಸರಾಗಿರುವ ಮಾನ್ ಪರ್ವತ ಶ್ರೇಣಿ, ಗುಡ್ಡಗಾಡು ಪ್ರದೇಶವಾಗಿರುವಂತಹ ಫೇಕ್, ಸಾಹಸಿ ಚಟುವಟಿಕೆಗಳಿಗೆ ತುಂಬಾನೇ ಫೇಮಸ್ ಆಗಿರುವಂತಹ ಕೀಪಾಯರ್, ಈ ರೀತಿಯಾಗಿ ಸಾಕಷ್ಟು ತಾಣಗಳು ಈ ಒಂದು ನಾಗಾಲ್ಯಾಂಡ್ನಲ್ಲಿ ಇದೆ. ಸೊ ಹಾಗಿದ್ರೆ ನಾಗಾಲ್ಯಾಂಡ್ ಬಗ್ಗೆ, ಇಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇವತ್ತು ನಿಮ್ಮನ್ನ ನಾಗಾಲ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದೆ. ಸೊ ಹಾಗೆ ನಾಗಾಲ್ಯಾಂಡ್ನಲ್ಲಿರುವಂತಹ ಕೆಲವೊಂದಿಷ್ಟು ಟ್ರಾವೆಲಿಂಗ್ ಪ್ಲೇಸ್ ಬಗ್ಗೆ ಕೂಡ ತಿಳಿಸ್ತಾ ಇದ್ದೆ. ಸೊ ಹಾಗಿದ್ರೆ ನಾಗಾಲ್ಯಾಂಡ್ನಲ್ಲಿರುವಂತಹ ಪ್ರವಾಸಿ ತಾಣಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಾಗಾಲ್ಯಾಂಡ್ನ ರಾಜಧಾನಿಯಾಗಿರುವಂತಹ ಕೊಹಿಮಾ ಭಾರತದ 7 ಸಹೋದರಿ ರಾಜ್ಯಗಳಲ್ಲಿ ಒಂದಾಗಿದೆ. ಕೊಹಿಮಾ ಬ್ರಿಟಿಷರು ನೀಡಿದ ಹೆಸರಾಗಿದೆ. ಈ ಒಂದು ಕೊಹಿಮಾ ಎನ್ನುವ ಹೆಸರನ್ನ ಬ್ರಿಟಿಷರು ನೀಡಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಇದರ ಮೂಲ ಹೆಸರು ಅಂದ್ರೆ ಈ ಕೊಹಿಮಾದ ಮೂಲ ಹೆಸರು ಕೆವೀರಾ ಅನ್ನೋದು ಆಗಿದೆ. ಕೊಹಿರವು ಸಮುದ್ರ ಮಟ್ಟದಿಂದ 1,500 ಮೀಟರ್ ಎತ್ತರದಲ್ಲಿರುವ ಕೊಹಿಮಾದಲ್ಲಿದೆ. ಬೆಟ್ಟ ಗುಡ್ಡಗಳು, ಪಚ್ಚೆ ಕಾಡುಗಳಿದ್ದು ಚಾರಣ ಕ್ಯಾಂಪಿಂಗ್ಗೆ ಸೂಕ್ತವಾದ ತಾಣ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದು ಎಲ್ಲಾ ಸಾಹಸಿ ಉತ್ಸಾಹಿಗಳು ಹೋಗಲೇಬೇಕಾದಂತಹ ಸ್ಥಳವಾಗಿದೆ. ಕೊಹಿಮಾವನ್ನ ಬ್ರಿಟಿಷರು ನಿರ್ಮಿಸಿದ್ದು ನಾಗಾ ಮತ್ತು ಕುಲ್ಕೀಸ್ ಬುಡಕಟ್ಟು ಜನಾಂಗದವರಿಗೆ ವಸ್ತು ಸಂಗ್ರಹಾಲಯ, ಮೃಗಾಲಯ, ಅಭಯಾರಣ್ಯ, ಕಣಿವೆಗಳು ಕೊಹಿಮಾದ ಆಕರ್ಷಣೆಯಾಗಿದೆ. ನಾಗಾಲ್ಯಾಂಡ್ನಲ್ಲಿರುವ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ನಗರ ಅಂದ್ರೆ ಅದು ದಿಮಾಪುರವಾಗಿದೆ. ವಿಮಾನ ನಿಲ್ದಾಣ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇಲ್ಲಿಗೆ ಆಗಮಿಸ್ತಾರೆ. ದಿಮಾಪುರವು ಪೂರ್ವ ಭಾಗದ ಗಡಿಯ ದನ್ಸಿರಿ ನದಿಯಿಂದ ಆವೃತವಾಗಿದ್ದರೆ ಪಶ್ಚಿಮ ಭಾಗವು ಹೆಚ್ಚಾಗಿ ಕಾಡುಗಳು ಮತ್ತು ಬೆಟ್ಟಗಳನ್ನು ಒಳಗೊಂಡಿದೆ. ಇನ್ನು ಈ ಸ್ಥಳವನ್ನೆಲ್ಲ ನೋಡೋದಕ್ಕೆ ಒಂದು ದಿನ ಬೇಕಾಗುತ್ತೆ. ಹಾಗೆ ಇಲ್ಲಿ ನಾಗಾಲ್ಯಾಂಡ್ ವಿಜ್ಞಾನ ಕೇಂದ್ರ ಮತ್ತು ಜುಲಾಜಿಕಲ್ ಪಾರ್ಕ್ನ ಕೂಡ ನೋಡಬಹುದಾಗಿದೆ. ಇನ್ನು ನೀವು ಮೊಕೋಕ್ಚುಂಗ್ಗೆ ಕೂಡ ಭೇಟಿಯನ್ನು ನೀಡಬಹುದು. ಈ ಮೊಕೋಕ್ಚುಂಗ್ ದಿಮಾಪುರ ಮತ್ತು ಕೊಹಿಮಾ ನಂತರ ನಾಗಾಲ್ಯಾಂಡ್ನ ಅತ್ಯಂತ ಮಹತ್ವದ ನಗರವಾಗಿದೆ ಮತ್ತು ಏವೋ ನಾಗದವರಿಗೆ ನೆಲೆಯಾಗಿರುವ ಜಿಲ್ಲೆ ಮೊಕೋಕ್ಚುಂಗ್ ಆಗಿದೆ. ಇಲ್ಲಿ ಜನಪ್ರಿಯ ಪ್ರವಾಸಿ ತಾಣಗಳೆಂದರೆ ಡಿಸ್ಟ್ರಿಕ್ಟ್ ಮ್ಯೂಸಿಯಂ, ಟೌನ್ ಮೇನ್ ಪಾರ್ಕ್ ಇರ್ಬೋದು, ಒನ್ಮನ್ ವಿಲೇಜ್ ಮತ್ತೆ ಏವೋ ವಿಲೇಜ್. ಇದಲ್ಲದೆ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ಲಾಂಗ್ಕೂಮ್, ಲಾಂಗ್ಪಾಂಗ್ಕಾಂಗ್, ಮೋಪುಂಗ್ ಚುಕೇಟ್ ಮತ್ತೆ ಚುಚು ಇಮ್ಲಾಂಗ್ ನಂತಹ ಸ್ಥಳಗಳನ್ನ ಕೂಡ ನೋಡುವುದಕ್ಕೆ ಪ್ರವಾಸಿಗರು ಆಸಕ್ತಿಯನ್ನು ತೋರಿಸ್ತಾರೆ. ಕೃಷಿ ಈ ಪ್ರದೇಶದ ಪ್ರಮುಖ ಉದ್ಯೋಗವಾಗಿದ್ದು ಇಲ್ಲಿ ಬಿತ್ತನೆ, ಕೊಯ್ಲು, ತಿಂಗಳುಗಳಲ್ಲಿನ ಹಬ್ಬಗಳು ಪ್ರವಾಸಿಗರನ್ನ ಮೋಡಿ ಮಾಡುತ್ತೆ. ಅದೇ ರೀತಿಯಾಗಿ ನಾಗಾಲ್ಯಾಂಡ್ನಲ್ಲಿ ಇನ್ನೂ ಹಲವಾರು ಸ್ಥಳಗಳಿದೆ. ಅಲ್ಲಿ ಏನೇನಿದೆ, ಎಲ್ಲಿಗೆಲ್ಲ ಭೇಟಿಯನ್ನ ನೀಡಬಹುದು ಅಂತ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM. ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿರುವಂತಹ ನಾಗಾಲ್ಯಾಂಡ್ ಬಗ್ಗೆ, ಅಲ್ಲಿರುವ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ತಾ ಇದೆ. ಸೊ ಹಾಗಿದ್ರೆ ಇಲ್ಲಿ ಏನು ಏನೆಲ್ಲ ಪ್ರವಾಸಿ ತಾಣಗಳಿದೆ, ಏನನ್ನೆಲ್ಲ ನೋಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ನಾಗಾಲ್ಯಾಂಡ್ ನಲ್ಲಿ ನೋಡಬಹುದಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ದೊಯಾಂಗ್ ಅಣೆಕಟ್ಟು. ಇದು ಒಕಾದಲ್ಲಿದೆ. ಒಕಾ ನಾಗಾಲ್ಯಾಂಡ್ ರಾಜ್ಯದ ಒಂದು ಪಟ್ಟಣವಾಗಿದೆ. ಇದು ರಾಜಧಾನಿ ಕೊಹಿಮಾದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಲೋನ್ಥಾ ಬುಡಕಟ್ಟು ಜನರು ಹೆಚ್ಚಾಗಿ ವಾಸವನ್ನು ಮಾಡ್ತಾರೆ. ಒಖಾ ಪಟ್ಟಣ, ಲಂಗ್ಸಾ ಗ್ರಾಮ, ಓಖಾ ಗ್ರಾಮ ಮತ್ತೆ ಒಕೋನ್ ಸುಂಗನ ಕೂಡ ಒಳಗೊಂಡಿದ್ದು 80,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಜನ ಇಲ್ಲಿ ವಾಸವನ್ನು ಮಾಡಿ. ಇನ್ನು ಒಕೋದಲ್ಲಿರುವಂತಹ ಆಕರ್ಷಣೀಯ ಪ್ರವಾಸಿ ತಾಣ ಅಂತ ಹೇಳಿದ್ರೆ ದೊಯಾಂಗ್ ಅಣೆಕಟ್ಟು. ಇಲ್ಲಿಂದ ಸುಮಾರು 2 ಗಂಟೆಗಳ ದೂರದಲ್ಲಿದೆ. ಈ ಪ್ರದೇಶ ಅಮರ್ ಪಾಲ್ಕಾನ್ಗಳಿಗೆ ಹೆಸರುವಾಸಿಯಾಗಿದ್ದು ದೊಯಾಂಗ್ ಜಲಾಶಯದ ದಡಕ್ಕೆ ಹಾರುವ ಅಮೂರ್ ಪಾಲ್ಕಾನ್ 1,000 ಮೈಲಿಗಳಷ್ಟು ದೂರ ಹಾರುತ್ತೆ. ಹಾಗೆ ಇನ್ನು ನೀವು ಇಲ್ಲಿಗೆ ಭೇಟಿ ನೀಡಲೇಬೇಕಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಮಾನ್. ಕೋನ್ಯಾಕ್ಸ್ ನಾಗಾಗಳಿಗೆ ನೆಲೆಯಾದಂತಹ ಮಾನ್. ಈ ಒಂದು ಮಾನ್ ಕಡಿದಾದ ಇಳಿಜಾರುಗಳನ್ನು ಹೊಂದಿರುವ ಕಠಿಣ ಭೂ ಪ್ರದೇಶವಾಗಿದೆ. ಮಾನ್ ನಲ್ಲಿ ನೋಡಲು ಆಸಕ್ತಿ ಸ್ಥಳಗಳಿಲ್ಲದಿದ್ರೂ ಕೂಡ ಪ್ರಪಂಚದಾದ್ಯಂತಹ ಬಹಳಷ್ಟು ಜನರನ್ನ ಆಕರ್ಷಿಸುತ್ತೆ. ಯಾಕೆಂದ್ರೆ ಇಲ್ಲಿನ ಜನರು, ಸಂಸ್ಕೃತಿ, ಡ್ರೆಸ್ಸಿಂಗ್ ತುಂಬಾ ವರ್ಣರಂಜಿತವಾಗಿರುತ್ತೆ, ಹಾಗೆ ತುಂಬಾ ಭಿನ್ನವಾಗಿರುತ್ತೆ. ಹತ್ತಿರದಲ್ಲಿ ಹಲವಾರು ಹಳ್ಳಿಗಳಿದ್ದು ಬಹಳ ಸುಂದರವಾಗಿದೆ. ಹಾಗೆ ನಗರ ಜೀವನವನ್ನ ಹತ್ತಿರದಿಂದಲೇ ನೋಡಬಹುದು. ಹಾಗೆ ಇಲ್ಲಿ ಒಂದು ಜಲಪಾತವನ್ನ ಕೂಡ ನೋಡಬಹುದಾಗಿದೆ. ಹಾಗೆ ಇಲ್ಲಿಗೆ ಕೂಡ ಸಾಕಷ್ಟು ಜನರು ಭೇಟಿಯನ್ನ ನೀಡೋದನ್ನ ನೋಡಬಹುದು. ಹಾಗೆಯೇ ಇಲ್ಲಿಗೆ ಭೇಟಿಯನ್ನ ನೀಡೋದು, ಪ್ರವಾಸಿಗರು ಹೆಚ್ಚಾಗಿ ಭೇಟಿಯನ್ನ ನೀಡುವಂತಹ ಸ್ಥಳ ಅಂತ ಹೇಳಿದ್ರೆ ಫೇಕ್ ಜಿಲ್ಲೆಯ ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿರುವ ಗುಡ್ಡಗಾಡು ಪ್ರದೇಶ. ಜಿಲ್ಹೋಯ್ ಸರೋವರವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಫೇಕ್ ಜಿಲ್ಲೆಯ ಪ್ರಮುಖ ಬೆಟ್ಟಗಳು ಕಪಮೋಡ್ಜ್ ಮತ್ತೆ ಜೌನಿ ಬೌ. ಮುಖ್ಯ ನದಿಗಳು ಟಿಜು, ಲಾನಿ ಮತ್ತೆ ಸಿಡ್ಜು. ಕಿಜೋಕೆನ್ ಪ್ರವಾಸಿ ಗ್ರಾಮವು ಕಾಡಿನ ಮಧ್ಯದಲ್ಲಿರುವ ಉಕ್ಕಿ ಹರಿಯುವ ಫೇಕ್ ಜಲಪಾತ ಸಹ ಪ್ರವಾಸಿಗರನ್ನ ಕೈಬೀಸಿ ಕರೆಯೋದಂತೂ ಸುಳ್ಳಲ್ಲ. ಈ ಜಲಪಾತವನ್ನ ನೋಡೋದಕ್ಕೆ ಕಾಡು ಹಾದಿಯಲ್ಲಿ ಸ್ವಲ್ಪ ದೂರ ಸಾಗಬೇಕಾಗತ್ತೆ. ಆದ್ರೆ ಜಲಪಾತ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು. ಇನ್ನು ನಾಗಾಲ್ಯಾಂಡ್ ಹೆಚ್ಚು ಮಳೆ ಮತ್ತೆ ತೇವಾಂಶದಿಂದ ಕೂಡಿರುತ್ತೆ. ಮಳೆಗಾಲದ ಸಮಯದಲ್ಲಿ ಭೂಕುಸಿತ ಮತ್ತೆ ರಸ್ತೆ ತಡೆ ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಇನ್ನು ಬೇಸಿಗೆಯಲ್ಲಿ ಭಾರತದ ಉಳಿದ ಭಾಗಗಳಿಗಿಂತ ಕೂಡ ನಾಗಾಲ್ಯಾಂಡ್ ತಂಪಾಗಿರುತ್ತೆ. ಚಳಿಗಾಲದಲ್ಲಿ ತಾಪಮಾನ ಆಹ್ಲಾದಕರವಾಗಿದ್ದು ಈ ಸಮಯದಲ್ಲಿ ಪ್ರವಾಸ ಮಾಡುವುದು ಒಳ್ಳೆಯದು ಅಂತಾನೆ ಹೇಳಬಹುದು. ಇನ್ನು ನಾಗಾಲ್ಯಾಂಡ್ಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು ಅಂತ ನೋಡೋದಾದರೆ, ನಾಗಾಲ್ಯಾಂಡ್ ಬೆಂಗಳೂರಿನಿಂದ 3,418.4 ಕಿಲೋಮೀಟರ್ ದೂರದಲ್ಲಿದ್ದು NH 44 ಮೂಲಕವಾದರೆ 71 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ರೋಡಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ನಾಗಾಲ್ಯಾಂಡ್ ತಲುಪೋದಕ್ಕೆ ಒಟ್ಟು 3 ಮಾರ್ಗಗಳಿದೆ. ಈ ಮೂಲಕ ಹೋದರೆ ಬೇಗ ತಲುಪಬಹುದು. ಇನ್ನು ವಿಮಾನದಲ್ಲಿ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ದಿಮಾಪುರಕ್ಕೆ ವಿಮಾನದಲ್ಲಿ ಹೋದ್ರೆ 7 ಗಂಟೆ 24 ನಿಮಿಷದ ಸಮಯ ತೆಗೆದುಕೊಳ್ಳುತ್ತೆ. ಹಾಗೆ ರೈಲ್ ಮೂಲಕ ಹೋಗ್ತೀರಾ ಅಂದ್ರೆ ಬೆಂಗಳೂರಿನಿಂದ ದಿಮಾಪುರಕ್ಕೆ ರೈಲ್ನ ಮೂಲಕ ಹೋಗಬಹುದು. ರೈಲ್ನಲ್ಲಿ ಹೊರಟ್ರೆ ಸುಮಾರು 2 ದಿನಗಳು 10 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಬೆಂಗಳೂರಿನಿಂದ ಇಂಪಾಲ್ಗೆ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿ ನಂತರ ಕೊಹಿಮಾಕ್ಕೆ ಟ್ಯಾಕ್ಸಿ ತೆಗೆದುಕೊಂಡು ಅತ್ಯಂತ ವೇಗದ ಆಯ್ಕೆಯನ್ನು ನೀವು ಮಾಡಿಕೊಳ್ಬಹುದು. ಇದು ಒಟ್ಟಾರೆ 7 ಗಂಟೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ನಾಗಾಲ್ಯಾಂಡ್ ಬಗ್ಗೆ, ನಾಗಾಲ್ಯಾಂಡ್ನಲ್ಲಿರುವಂತಹ ಪ್ರವಾಸಿ ತಾಣಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲಾ ಮಾಹಿತಿ ನಿಮ್ಗೆ ಕೂಡ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926860962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ದು ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಇದ್ರೆ ಅಥವಾ ಯಾವುದು ವಿಶೇಷವಾಗಿರೋ ಸ್ಥಳದ ಬಗ್ಗೆ ನೀವು ತಿಳಿಸ್ತೀರಾ ಅಂದ್ರೆ ಕೂಡ ನಮ್ಮ ಸಂಖ್ಯೆ 9686920927 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಲೈಫ್ ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ ಬಾಯ್ ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
1: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
0: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
1: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮಂತೆ ಮಾನವನಾಗಿ ಜನಿಸಿ, ನಮ್ಮಂತೆ ಅನ್ನ, ನೀರು, ಗಾಳಿ ಸೇವಿಸಿ, ನಮ್ಮಂತೆ ಈ ನೆಲದ ಮೇಲೆ ನಡೆದಾಡಿದ ವ್ಯಕ್ತಿ ಮಹಾತ್ಮರಾಗಿದ್ದಾರೆ. ಅವರೇ ಮಹಾತ್ಮ ಗಾಂಧೀಜಿ. ಸ್ನೇಹಿತರೆ, ಮಹಾತ್ಮ ಗಾಂಧಿ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ ಎಂಬುದು ಇಂದು ಪ್ರಪಂಚವೇ ಒಪ್ಪಿರುವ ಸತ್ಯ. ಶಾಂತಿ, ಅಹಿಂಸೆ, ಸತ್ಯಾಗ್ರಹವೆಂಬ ಸೌಮ್ಯಾಯುಧ ರತ್ನಗಳನ್ನು ಪ್ರಪಂಚಕ್ಕೆ ಪರಿಚಯಿಸಿದ್ದ ಮಹಾನ್ ಮಾನವತಾವಾದಿ ಮಹಾತ್ಮ ಗಾಂಧೀಜಿ. ಸ್ನೇಹಿತರೆ, ಅಂದು ಬುದ್ಧ, ಬಸವಣ್ಣ, ಗಾಂಧಿ ಇವರೆಲ್ಲರೂ ಕೂಡ ಸಮಾಜ ಸುಧಾರಣೆಗೆ ಶ್ರಮಿಸಿದಂತಹ ಮಹಾನ್ ವ್ಯಕ್ತಿಗಳು. ಇವರೆಲ್ಲರ ತತ್ವ ಕೂಡ ಒಂದೇ ಆಗಿತ್ತು. ಸಮಾಜ ಸುಧಾರಣೆಗಾಗಿ ಸಾಕಷ್ಟು ತತ್ವಗಳನ್ನು ಸಾರಿ ಹೇಳಿದವರು ಇವರೆಲ್ಲರೂ ಕೂಡ ಆಗಿದ್ದಾರೆ. ಬಸವಣ್ಣನವರು ವಚನಗಳ ಮೂಲಕ ಸಾಮಾಜಿಕ ವೈಚಾರಿಕ ಕ್ರಾಂತಿಯನ್ನೇ ಮಾಡಿದಂಥವರು. ಮೌಢ್ಯ, ಅಂಧಶ್ರದ್ಧೆ, ಅರ್ಥಹೀನ ಆಚರಣೆಗಳನ್ನು ತೊಡೆದು ಹಾಕಲು ಪ್ರಾರಂಭ ಮಾಡಿದಂಥವರು. ಸಮಾಜದಲ್ಲಿನ ಮೇಲು ಕೀಳು ಜಾತಿ ಭೇದಗಳ ನಿರ್ಮೂಲನೆಗೆ ಶ್ರಮಿಸಿದಂಥವರು. ಇನ್ನು ಬುದ್ಧ ಅವರು ಮೌಢ್ಯ, ಅಂಧಶ್ರದ್ಧೆ, ಅರ್ಥಹೀನ ಆಚರಣೆಗಳನ್ನು ತೊಡೆದು ಹಾಕಲು ಪ್ರಾರಂಭಿಸಿದಂಥವರು. ಜೊತೆಗೆ ಸಮಾಜದಲ್ಲಿನ ಮೇಲು ಕೀಳು ಜಾತಿ ಭೇದಗಳ ನಿರ್ಮೂಲನೆಗೆ ಶ್ರಮಿಸಿದಂಥವರು. ಈ ಇಬ್ಬರು ಮಹನೀಯರು ನಡೆದಂತೆ ನುಡಿದಂತೆ ಬದುಕಿ ಬಾಳಿದವರು ಸ್ನೇಹಿತರೆ. ಮಹಾತ್ಮ ಗಾಂಧಿ ಜೀವನದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಲಿಲ್ಲ. ಅರೆ ಹೊಟ್ಟೆ ಉಂಡು ತುಂಡು ಬಟ್ಟೆ ತೊಟ್ಟು ಸರಳ ಜೀವನವನ್ನು ನಡೆಸಿದಂಥವರು. ಜೊತೆಗೆ ಉನ್ನತ ವಿಚಾರವನ್ನೇ ಅವರ ಧ್ಯೇಯವಾಗಿಟ್ಟುಕೊಂಡಿದ್ರು. ಗಾಂಧೀಜಿಯವರ ಬದುಕು ನಡೆ ನುಡಿ ಅವರ ಆದರ್ಶ ತತ್ವ ಹಾಗೂ ಚಿಂತನೆಗಳು ಸರ್ವಾದೇಶ ಜೊತೆಗೆ ಸರ್ವಕಾಲಕ್ಕೂ ಪ್ರಸ್ತುತ. ಸ್ನೇಹಿತರೆ, ನಾವಿಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಮಾಜದಲ್ಲಿ ಕಂಡುಬರ್ತಾ ಇರುವಂತಹ ಭ್ರಷ್ಟಾಚಾರ ಇರ್ಬೋದು, ದುರಾಸೆ, ಅಸೂಹೆ, ಅಸಮಾನತೆ, ಅಸಹಿಷ್ಣುತೆ, ಕೋಮುವಾದ, ದುರಾಚಾರ, ತಲ್ಲಣಗಳ ನಿರ್ಮೂಲನೆಗೆ ಗಾಂಧಿ ಅವರ ತತ್ವಾದರ್ಶಗಳ ಪಾಲನೆಯೊಂದೇ ಮದ್ದಾಗಿದೆ. ಅಂದಾಗೆ ಸ್ನೇಹಿತರೆ, ಪ್ರತಿ ವರ್ಷ ಅಕ್ಟೋಬರ್ 2ರಂದು ಆಚರಿಸುವ ಗಾಂಧಿ ಜಯಂತಿಗೆ ಅರ್ಥ ಬರಬೇಕು ಅಂದರೆ ಅವರ ನಡೆನುಡಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಉದ್ದೇಶದ ಸಾಫಲ್ಯತೆಗಾಗಿ ಶ್ರಮ ಪಡಬೇಕು. ಆಗ ಮಾತ್ರ ಅವರ ಜಯಂತಿಯ ಆಚರಣೆಗೆ ಒಂದು ಅರ್ಥ ಬರಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಂದಾಗೆ ಸ್ನೇಹಿತರೆ, ಈ ದಿನ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಸರಳವಾಗಿ ಅವರ ಮಾತುಗಳ ಮೂಲಕ ಸಾಕಷ್ಟು ವಿಷಯಗಳನ್ನು, ವಿಚಾರಧಾರೆಗಳನ್ನು ಎಲ್ರಿಗೂ ಕೂಡ ತಲುಪಿಸಿದ್ದಾರೆ. ತುಂಬ ಸರಳವಾಗಿರುವಂಥ ಮಾತುಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಕೆಟ್ಟದನ್ನು ಕೇಳಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟದನ್ನು ನೋಡಬೇಡ ಅನ್ನುವಂತಹ ಈ ಮಾತುಗಳೇ ಸಾಕು ನಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅಲ್ವಾ? ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ, ಸಾಹಿತಿಗಳಾಗಿ, ನಿರೂಪಕರಾಗಿ, ಸಾಹಿತ್ಯ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಅವರ ಆ ಎಲ್ಲ ಕವನಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾವೇರಿ ಜಿಲ್ಲೆಯ ಹಾನಗಲ ತಾಲೂಕಿನ ತಿಳುವಳ್ಳಿ ಗ್ರಾಮದ ಶಿಕ್ಷಕರಾಗಿ, ಸಾಹಿತಿಗಳಾಗಿ, ನಿರೂಪಕರಾಗಿ, ಸಾಹಿತ್ಯ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಗಾಂಧಿ ಜಯಂತಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಕವನದ ಮೂಲಕ ತಿಳಿಸ್ತಾ ಇದ್ದಾರೆ. ಸಂತೋಷ್ ಬಿದರಗಡ್ಡೆರವರು ರಚನೆ ಮಾಡಿರುವಂತಹ ಸ್ವರಚಿತ ಕವನವನ್ನು ಕೇಳೋಣ.
3: ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ. ಆತ್ಮೀಯರೇ, ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಎಂದರೆ ಕೇವಲ ಗಾಂಧಿ ತಾತನ ಫೋಟೋ ಇಟ್ಟು ಪೂಜೆ ಮಾಡುವುದಲ್ಲ,

0: ಬದಲಾಗಿ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು, ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದ ಹಂತಗಳು, ಮಹಾತ್ಮ ಗಾಂಧೀಜಿಯವರ ವಿಶ್ವ ತತ್ವ ಅಂದರೆ ಅಹಿಂಸೆ, ಸತ್ಯ, ನ್ಯಾಯ, ನಿಷ್ಠೆ, ಇವುಗಳನ್ನು ಕುರಿತು ಚಿಂತನೆ ಮಾಡಿ ಅಳವಡಿಸಿಕೊಳ್ಳಬೇಕಾದಂತಹ ಸುಸಂದರ್ಭದ ದಿನ. ಬನ್ನಿ, ನಾನು ನನ್ನ ಸ್ವರಚಿತ ಕವನ ವಾಚನವನ್ನು ಮಾಡಲಿದ್ದೇನೆ. ನನ್ನ ಕವನಕ್ಕೆ ತಾವು ಕಿವಿಯಾಗುತ್ತೀರೆಂಬ ಆಶಯದೊಂದಿಗೆ ನನ್ನ ಕವನದ ಶೀರ್ಷಿಕೆ ಮತ್ತೆ ಹುಟ್ಟಿ ಬಾ ತಾತ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಸತ್ಯ, ಧರ್ಮ, ನ್ಯಾಯ, ನೀತಿ, ಮತ್ತೊಂದೆಡೆ ಆಗಿತ್ತು ಕ್ರಾಂತಿ. ಸತ್ಯ, ಧರ್ಮ, ನ್ಯಾಯ, ನೀತಿ, ಮತ್ತೊಂದೆಡೆ ಆಗಿತ್ತು ಕ್ರಾಂತಿ. ಕೆಂಪು ಮೂತಿಗಳ ಭ್ರಾಂತಿ ಕೈಬಿಡಲಿಲ್ಲ ಅಹಿಂಸಾ ಶಾಂತಿ. ಕೆಂಪು ಮೂತಿಗಳ ಭ್ರಾಂತಿ ನೀ ಕೈಬಿಡಲಿಲ್ಲ ಅಹಿಂಸಾ ಶಾಂತಿ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಒಡೆದ ಮನಸ್ಸುಗಳ ಕಟ್ಟಿ ರಾಷ್ಟ್ರ ಪ್ರೇಮ ಕದ ತಟ್ಟಿ. ಒಡೆದ ಮನಸ್ಸುಗಳ ಕಟ್ಟಿ ರಾಷ್ಟ್ರ ಪ್ರೇಮದ ಕದ ತಟ್ಟಿ. ಶಾಂತಿ ಮಂತ್ರ ಪಠಿಸಿದಿರಿ ಸ್ವಾತಂತ್ರ್ಯ ಭಾರತ ಕೊಟ್ಟಿರಿ. ಶಾಂತಿ ಮಂತ್ರ ಪಠಿಸಿದಿರಿ ಸ್ವಾತಂತ್ರ್ಯ ಭಾರತ ಕೊಟ್ಟಿರಿ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಮಂದಗಾಮಿ ಉಗ್ರಗಾಮಿ ಸ್ವಾತಂತ್ರ್ಯ ಹೋರಾಟ ಅಂದು. ಮಂದಗಾಮಿ ಉಗ್ರಗಾಮಿ ಸ್ವಾತಂತ್ರ್ಯ ಹೋರಾಟ ಅಂದು. ಮೋಸ, ವಂಚನೆ, ದರೋಡೆ ಸ್ವಾರ್ಥ ಸಾಧನೆಗಾಗಿ ಹಿಂದು. ಮೋಸ, ವಂಚನೆ, ದರೋಡೆ ಸ್ವಾರ್ಥ ಸಾಧನೆಗಾಗಿ ಇಂದು. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಒಡೆದ ಮನಸ್ಸುಗಳ ಕಟ್ಟಿ ರಾಷ್ಟ್ರ ಪ್ರೇಮಕದ ತಟ್ಟಿ. ಶಾಂತಿ ಮಂತ್ರ ಪಠಿಸಿದಿರಿ ಸ್ವಾತಂತ್ರ್ಯ ಭಾರತ ಕೊಟ್ಟಿರಿ. ಸತ್ಯ ಹರಿಶ್ಚಂದ್ರ ಕಥೆ ಅಂದು ತಾತ ನಿಂಗೆ ಮಾದರಿಯಾದೆ. ಸತ್ಯ ಹರಿಶ್ಚಂದ್ರ ಕಥೆ ಅಂದು ತಾತ ನಿಂಗೆ ಮಾದರಿಯಾದೆ. ದುಶ್ಚಟಗಳ ಗಾದಿ ಇಂದು ಗೂಂಡಾಗಿರಿಗೆ ಹೆಸರಾಗಿದೆ. ದುಶ್ಚಟಗಳ ಗಾದಿ ಇಂದು ಗೂಂಡಾಗಿರಿಗೆ ಹೆಸರಾಗಿದೆ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಪ್ರಾಣತ್ಯಾಗ ಆಗಿತ್ತು ದೇಶಕ್ಕಾಗಿ ಅಂದು. ಪ್ರಾಣತ್ಯಾಗ ಆಗಿತ್ತು ದೇಶಕ್ಕಾಗಿ ಅಂದು. ಎಲ್ಲ ಬಿಟ್ಟವರಿಂದು ಸ್ವಾರ್ಥಕ್ಕಾಗಿ ಇಂದು. ಎಲ್ಲ ಬಿಟ್ಟವರು ಸ್ವಾರ್ಥಕ್ಕಾಗಿ ಇಂದು. ರಾಮರಾಜ್ಯದ ಆ ನಿನ್ನ ಕನಸು ತಾತ, ರಾಮರಾಜ್ಯದ ಆ ನಿನ್ನ ಕನಸು ಇನ್ನೂ ಆಗಿಲ್ಲ ಬಾ ತಾತ ಕಲಿಸು. ಇನ್ನೂ ಆಗಿಲ್ಲ ಬಾ ತಾತ ಕಲಿಸು. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಜನನಿ ಜನ್ಮ ಭೂಮಿ ಸ್ವರ್ಗ ಅಂದು. ಕಾಮಾಂಧರ ಅಟ್ಟಹಾಸ ಇಂದು. ಜನನಿ ಜನ್ಮಭೂಮಿ ಸ್ವರ್ಗ ಅಂದು. ಕಾಮಾಂಧರ ಅಟ್ಟ ಆಸ ಇಂದು. ಅನ್ಯಾಯ, ವಂಚನೆ, ಸ್ವಾರ್ಥತೆ ಬುದ್ಧಿ ಕಲಿಯಬೇಕು ಜನತೆ. ಅನ್ಯಾಯ, ವಂಚನೆ, ಸ್ವಾರ್ಥತೆ ಬುದ್ಧಿ ಕಲಿಯಬೇಕು ಜನತೆ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ಸತ್ಯ, ಧರ್ಮ, ನ್ಯಾಯ, ನೀತಿ, ಮತ್ತೊಂದೆಡೆ ಆಗಿತ್ತು ಕ್ರಾಂತಿ. ಕೆಂಪು ಮೂತಿಗಳ ಭ್ರಾಂತಿ ಕೈಬಿಡಲಿಲ್ಲ ನೀ ಅಹಿಂಸಾ ಶಾಂತಿ. ಮತ್ತೊಮ್ಮೆ ಹುಟ್ಟಬಾರದೆ ರಾಷ್ಟ್ರಪಿತ ಗಾಂಧಿ ತಾತ, ಇನ್ನೂ ಕಲಿಯಬೇಕಾಗಿದೆ ನಮ್ಮೆಲ್ಲರ ಭವ್ಯ ಭಾರತ. ನನ್ನ ಈ ಕವನ ವಾಚನವನ್ನು ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳೊಂದಿಗೆ ಗಾಂಧಿ ತಾತನ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳೋಣ, ಸ್ವಾತಂತ್ರ್ಯದ ಬದುಕನ್ನು ನಡೆಸೋಣ, ಭುವಿಯ ಮೇಲಿನ ಬದುಕನ್ನು ಸಹ್ಯಗೊಳಿಸೋಣ.
1: ಸಂತೋಷ್ ಬಿದರಗಡ್ಡೆ ಸರ್ ಅವರ ಸ್ವರಚಿತ ಕವನ ತುಂಬಾ ಚೆನ್ನಾಗಿದೆ. ಜೊತೆಗೆ ಗಾಂಧೀಜಿ ಅವರ ವಿಶೇಷತೆ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ ಕವನದ ಮೂಲಕ. ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರ ಮನುಷ್ಯನನ್ನ ಮಹಾನ್ ವ್ಯಕ್ತಿಯಾಗಿ ಮಾಡುತ್ತದೆ ಅಂತ ಹೇಳಿದ್ರು ಗಾಂಧೀಜಿಯವರು. ಹಾಗೆ ಮತ್ತೊಂದು ವಿಷಯವನ್ನ ತಿಳಿಸಿದ್ರು ಸ್ನೇಹಿತರೆ, ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆ ಏನಪ್ಪ ಅಂದ್ರೆ, ಮೊದಲು ನೀವು ಬದಲಾವಣೆ ಆಗಬೇಕು, ಅದು ನೀವೇ ಆಗಿ ಆ ಬದಲಾವಣೆ ಅಂತ ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ ಸ್ನೇಹಿತರೆ, ಯಾವುದನ್ನೋ ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ, ಮೊದಲು ನೀವು ಬದಲಾವಣೆ ಮಾಡಿಕೊಳ್ಳಿ, ತಾನಾಗೆ ಎಲ್ಲದೂ ಬದಲಾಗತ್ತೆ ಅಂತಲೇ ತಿಳಿಸಿದರು. ಖಂಡಿತವಾಗ್ಲೂ ಈ ರೀತಿಯ ಒಂದು ಸರಳ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಅಲ್ಲಿ ಖುಷಿ, ನೆಮ್ಮದಿ, ತೃಪ್ತಿಕರವಾದ ಬದುಕು ನಮ್ದಾಗತ್ತೆ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳನ್ನು ಸಂತೋಷ್ ಬಿದರಗಡ್ಡೆ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವುದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ತಿಳುವಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ, ಸಾಹಿತಿಗಳಾಗಿ, ನಿರೂಪಕರಾಗಿ, ಸಾಹಿತ್ಯ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಬಿದರಗಡ್ಡೆ ಸರ್ ಅವರು ಅವರೇ ಬರೆದಂತಹ ಸ್ವರಚಿತ ಕವನವನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು ಗಾಂಧಿ ಜಯಂತಿಯ ವಿಶೇಷತೆ ಬಗ್ಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಗಾಂಧಿ ಜಯಂತಿಯ ವಿಶೇಷತೆ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಆ ಎಲ್ಲ ವಿಷಯಗಳನ್ನು ಸಂತೋಷ್ ಬಿದರಗಡ್ಡೆ ಸರ್ ಅವರಿಂದ ಕೇಳೋಣ.
0: ಆತ್ಮೀಯರೇ, ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಗಾಂಧೀಜಿಯವರು ಬಂದ ಸಂದರ್ಭವನ್ನು ನಾವು ನೆನೆಸ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದುಕೊಂಡೇ ಕರಿಯರ ವಿರುದ್ಧ ಬಿಳಿಯರ ಹೋರಾಟದ ಸಂದರ್ಭದಲ್ಲಿ ಕರಿಯರ ಪರವಾಗಿ ನಿಂತು ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡುವುದರ ಒಂದು ಹೋರಾಟದ ಫಲ ಮುಂದೆ ಅವರು ಭಾರತಕ್ಕೂ ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರ ಹೋರಾಟದ ಅನೇಕ ಮಜಲುಗಳನ್ನು ನಾವು ಕಾಣ್ತೀವಿ. ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬಂದ ಸಂದರ್ಭವನ್ನು ನಾವು ಸ್ಮರಿಸ್ಕೊಳ್ಳೋದಾದರೆ ಅವರು 1927 ಆಗಸ್ಟ್ ತಿಂಗಳಲ್ಲಿ ಕರ್ನಾಟಕದ ಪ್ರವಾಸದ ಸಂದರ್ಭದಲ್ಲಿ ಶಿವಮೊಗ್ಗಕ್ಕೆ ಭೇಟಿ ನೀಡಿರ್ತಾರೆ. ಅದು ಒಂದು ಐತಿಹಾಸಿಕ ಪ್ರಸಂಗ ಕೂಡ ಆಗ್ತದೆ. ಅಂತಹ ಒಂದು ಮಹಾತ್ಮ ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬಂದದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಕೂಡ. 1927 ಬೆಳಗಾವಿಯಲ್ಲಿ ನಡೆದಂತಹ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಭಾಷಣದಿಂದ ಪ್ರಭಾವಿತರಾಗಿದ್ದವರು ಶಿವಮೊಗ್ಗದ ಆಗಿನ ಖ್ಯಾತ ವಕೀಲರಾಗಿದ್ದ ವೆಂಕಟಸುಬ್ಬ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಅವರು ಗಾಂಧೀಜಿಯವರನ್ನ ಶಿವಮೊಗ್ಗಕ್ಕೆ ಕರೆತರಲು ಸುಮಾರು 1-3 ವರ್ಷಗಳ ನಿರಂತರ ಪ್ರಯತ್ನ ಪಡ್ತಾರೆ. 1927 ಅವರ ಒಂದು ಶ್ರಮಕ್ಕೆ ಒಂದು ಅವಕಾಶ ಸಿಗ್ತದೆ. ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬರ್ತಾರೆ. ಅವರು ತಮ್ಮ ಪತ್ನಿ ಕಸ್ತೂರ್ಬಾ ಗಾಂಧಿ ಹಾಗೂ ಅವರ ಅನುಯಾಯಿಗಳೊಂದಿಗೆ ಬಂದು ಶಿವಮೊಗ್ಗದಲ್ಲಿ ಮತ್ತೆ ಶಿವಮೊಗ್ಗದ ಅನೇಕ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಗರಗಳಲ್ಲೂ ಕೂಡ ಅವರು ವಾಸ್ತವ್ಯವನ್ನು ಕೂಡ ಮಾಡ್ತಾರೆ. ಅವರು ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನ ಅಂಚೆ ಕಚೇರಿ ಎದುರಿಗಿದ್ದಂತಹ ನ್ಯಾಷನಲ್ ಲಾಡ್ಜ್ನಲ್ಲಿ 1 ವಾರಗಳ ಕಾಲ ತಂಗಿದ್ರು ಅಂತಕ್ಕಂತಹ ವಿಷಯ. ಅವರು ಗಾಂಧಿ ದಂಪತಿಗಳು ಆ ಸಂದರ್ಭದಲ್ಲಿ ಅಲ್ಲಿ ನೆಟ್ಟಂತಹ ತೆಂಗಿನ ಸಸಿಗಳು ಹೆಮ್ಮರವಾಗಿ ಬೆಳೆದಿದ್ದವು ಅಂತಕ್ಕಂತಹ ಒಂದು ಇತಿಹಾಸ ಕೂಡ ನಾವು ನೋಡಲಿಕ್ಕೆ ಸಿಗ್ತದೆ. ಇನ್ನು ಅವರು ಶಿವಮೊಗ್ಗ ಅಷ್ಟೇ ಅಲ್ಲ, ಸಾಗರ, ಆನಂದಪುರ, ತೀರ್ಥಹಳ್ಳಿ ಅನೇಕ ಕಡೆ ಗಾಂಧೀಜಿಯವರು ತಮ್ಮ ಪ್ರವಾಸವನ್ನು ಮಾಡ್ತಾರೆ. ಅವರು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯ ಪಕ್ಕದ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಮೈಲಾರ ಮಹಾದೇವ ಅವರ ಒಂದು ಪ್ರೇರಣೆಯಿಂದಲೇ ಹೋರಾಟ ಮಾಡ್ತಾರೆ. ಮೈಲಾರ

0: ಮಹಾದೇವ್ ಅವರು, ಇನ್ನ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಯಾಲೂರು ಅಂತ ಹೇಳ್ಬಿಟ್ಟು ಆ ಗ್ರಾಮದಲ್ಲಿ ಗುಡ್ಡನ್ಗೌಡ ಪಾಟೀಲ್ ಅಂತೇಳಿ ಒಬ್ಬ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತ ಒಬ್ಬ ಆಗಿನ ಕಾಲದಲ್ಲಿ ಹರಿಜನರು ಅಂತಕ್ಕಂಥದ್ದು ಸಾಕಷ್ಟು ಪ್ರಭಾವವನ್ನು ಬೀರಿತ್ತು. ಅವರು ಗಾಂಧೀಜಿಯವರು ಬಂದಾಗ ಕೆರೆಯಿಂದ ನೀರನ್ನ ಯಾರು ತರ್ತೀರ ಅಂದಾಗ ಯಾರು ಕೂಡ ಮುಂದೆ ಬರೋದಿಲ್ಲ. ಆದರೆ ಆ ಗುಡ್ಡನ್ಗೌಡ ಪಾಟೀಲ್ ಅಂತಕ್ಕಂಥ ಒಬ್ಬ ಯುವಕ ಕೆರೆಯನ್ನ ಇಳಿದು ನಾನು ನೀರು ತರ್ತೀನಿ ಕೆರೆಯಿಂದ ಅಂತೇಳಿ ಕೆರೆಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರ್ತಾರೆ. ಅವಾಗ ಅವರ ಧೈರ್ಯವನ್ನು ಮೆಚ್ಚಿ ಗಾಂಧೀಜಿಯವರು ಆ ನೀರನ್ನ ಎಲ್ಲ ಹರಿಜನರ ಓಣಿಗಳಲ್ಲಿ ಸಿಂಪಡಿಸಿ ಜನರನ್ನ ಹೋರಾಟಕ್ಕೆ ಕರೆ ನೀಡ್ತಾರೆ. ಆ ಸಂದರ್ಭದಲ್ಲಿ ವರ್ಣಭೇದದ ವಿರುದ್ಧ, ಜಾತಿ ವಿರುದ್ಧ, ಈ ಅಲ್ಪಸಂಖ್ಯಾತರು ಅಥವಾ ಪರಿಶಿಷ್ಟ ಜಾತಿ ಪಂಗಡ ಹರಿಜನರು ಗಿರಿಜನರು ಇಂತಹ ಒಂದು ವರ್ಣ ವ್ಯವಸ್ಥೆ ಕೂಡ ಇರ್ತದೆ ಆ ಸಂದರ್ಭದಲ್ಲಿ, ಅದನ್ನು ಮಾಡಬಾರ್ದು, ನಾವೆಲ್ಲರೂ ಕೂಡ ಹೊಂದು ನಾವು ಮನುಜರು ಅಂತಕ್ಕಂಥ ಒಂದು ವಿಷಯವನ್ನು ಜನರಲ್ಲಿ ತಿಳಿಸಿ ಅವರು ಗಾಂಧೀಜಿಯವರು ಆ ಗುಡ್ಡನ್ಗೌಡ ಪಾಟೀಲ್ ಅವರಿಗೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಕರೆ ನೀಡಿ ಹಾಗೆ ಇಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ಲು ಸುತ್ತಮುತ್ತ ಗ್ರಾಮಗಳಲ್ಲಿ ಅವರು ಹೋರಾಟದ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿ ಹೋಗ್ತಾರೆ ಅಂತಕ್ಕಂಥದ್ದು ನಮಗೆ ಇತಿಹಾಸದಲ್ಲಿ ಸಿಗ್ತದೆ. ಹೀಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ, ಆನಂದಪುರ, ತೀರ್ಥಹಳ್ಳಿ ಅನೇಕ ಕಡೆ ಭೇಟಿ ನೀಡಿ ಅವರು ಹೋರಾಟವನ್ನು ಮಾಡಿ ಹೋಗ್ತಾರೆ. ಗಾಂಧೀಜಿಯವರ ಒಂದು ಬಂದಂಥ ನೆನಪಿಗೆ ನಮ್ಮ ಶಿವಮೊಗ್ಗಕ್ಕೆ ವಿಶೇಷವಾಗಿ ಗಾಂಧಿ ಪಾರ್ಕ್ ಅಂತೇಳಿ ಏನು ಇವತ್ತು ನಾವು ಕರಿತಾ ಇದ್ದೀವಲ್ಲ, ಅವರು 1927 ಆಗಸ್ಟ್ 14ರಂದು ಶಿವಮೊಗ್ಗದ ಕೇಂದ್ರ ಭಾಗದಲ್ಲಿರತಕ್ಕಂಥ ಉದ್ಯಾನವನದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಸಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಅಂದಿನಿಂದ ಆ ಉದ್ಯಾನವನವನ್ನು ನಾವು ಗಾಂಧಿ ಪಾರ್ಕ್ ಎಂಬುದಾಗಿ ಕರಿತಾ ಇದ್ದೇವೆ. ಅದು ನಮ್ಮ ಹೆಮ್ಮೆ, ಶಿವಮೊಗ್ಗದ ಹೆಮ್ಮೆ ಅಂತೇಳಿ ಹೇಳಬಹುದು. ಹಾಗೆಯೇ ದೇಶಪ್ರೇಮದ ಕಾಣಿಕೆ ಅಂದರೆ ಪ್ರವಾಸದ ಕೊನೆಯ ದಿನ ಅವರು ಗಾಂಧೀಜಿಯವರು ತಮ್ಮನ್ನು ಆಹ್ವಾನಿಸಿದ್ದಂತಹ ಲಾಯರ್ ಆಗಿರ್ತಕ್ಕಂತಹ ವಕೀಲರು ವೆಂಕಟ ಸುಬ್ಬಶಾಸ್ತ್ರಿ ಅವರ ಮನೆಗೆ ಭೇಟಿ ನೀಡಿ ಅವರು ಊಟೋಪಚಾರವನ್ನು ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ವೆಂಕಟ ಸುಬ್ಬಶಾಸ್ತ್ರಿಗಳ ತಾಯಿ ಶೇಷಮ್ಮನವರು ಅವರು ಸ್ವಾತಂತ್ರ್ಯದ ಚಳುವಳಿಗೆ ಬೆಂಬಲವಾಗಿ ಚಿನ್ನದ ಸರವನ್ನೇ ನೀಡಿ ತಗೊಳ್ಳಿ ಹೋರಾಟಕ್ಕೆ ಇದನ್ನು ಬಳಸ್ಕೊಳ್ಳಿ ಅಂತೇಳಿ ಕಸ್ತೂರ್ಬಾ ಅವರಿಗೆ ನೀಡುತ್ತಾರೆ. ತಮ್ಮ ದೇಶಪ್ರೇಮವನ್ನು ಈ ರೀತಿಯಾಗಿ ವೆಂಕಟ ಸುಬ್ಬಶಾಸ್ತ್ರಿ ಅವರ ತಾಯಿಗಳು ಮೆರೀತಾರೆ. ನಾವು ಒಂದು ಕಡೆ ಹೇಳ್ತೀವಿ, ತಿನ್ನುತ್ತ ಚಪಾತಿ ನೆನೆಯೋಣ ತಾಂತ್ಯ ಟೋಪಿ ಅಂತೇಳಿ. ಆ ತಾಂತ್ಯ ಟೋಪಿ ಅನ್ನೋರು ಕೂಡ ಹೀಗೆ ಜನರಿಗೆ ಹೋರಾಟ ಮಾಡೋರಿಗೆ ಚಪಾತಿಯನ್ನು ಊಟವನ್ನು ಕಟ್ಟಿಸ್ಕೊಂಡು ಹೋಗಿ ಕೊಡ್ತಿದ್ರಂತೆ. ಹೀಗೆ ಅನೇಕ ಕೇವಲ ನೌಕರದಾರರು ಅಂತಲ್ಲ, ಕೇವಲ ರೈತರು ಅಂತೇಲ್ಲ, ಕೇವಲ ಸಾಮಾಜಿಕ ಹೋರಾಟಗಾರರು ಅಂತೇಳಲ್ಲ, ಈ ದೇಶದ ಪ್ರತಿಯೊಬ್ಬ ಎಲ್ಲಾ ಕ್ಷೇತ್ರದ ಜನರು ಕೂಡ ಸ್ವಾತಂತ್ರ್ಯದ ಹೋರಾಟವನ್ನು ಬೆಂಬಲಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಗಾಂಧೀಜಿಯವರು ಈ ರೀತಿಯಾಗಿ ಜನರನ್ನ ಹುರಿದುಂಬಿಸ್ತಾರೆ. ಹೀಗೆ ವೆಂಕಟ ಸುಬ್ಬಶಾಸ್ತ್ರಿ ಅವರ ತಾಯಿಯವರು ಆ ಚಿನ್ನದ ಸರವನ್ನು ಆಗಿನ ಕಾಲದಲ್ಲಿ ನೀಡಿದ್ದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ, ಅದು ನಮ್ಮ ಶಿವಮೊಗ್ಗದ ಹೆಮ್ಮೆ ಅಂತೇಳಿ ಕೂಡ ನಾವು ಹೇಳಬಹುದು. ಇನ್ನು ಮತ್ತೊಂದು ಒಂದು ಶಾಲೆಯೂ ಕೂಡ ಭೇಟಿ ನೀಡ್ತಾರೆ ಗಾಂಧೀಜಿಯವರು, ಅಲ್ಲಿ ಹುರಿದುಂಬಿಸ್ತಾರೆ ವಿದ್ಯಾಕೇಂದ್ರದಲ್ಲಿ ಜನರಿಗೆ, ಮಕ್ಕಳಿಗೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸ್ರಿ ಅಂತೇಳಿ. ಮತ್ತೆ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಂಥ ನೆನಪಿಗಾಗಿ, ಗಾಂಧೀಜಿಯವರು ಭೇಟಿ ನೀಡಿದ ನೆನಪಿಗಾಗಿ ಇವತ್ತೇನು ನಾವು ಗಾಂಧಿ ಬಜಾರ್ ಅಂತೇಳಿ ಕರಿತಿದ್ದೀವಲ್ಲ, ಒಂದು ವ್ಯಾಪಾರ ಕೇಂದ್ರಕ್ಕೆ ಗಾಂಧಿ ಬಜಾರ್ ಅಂತೇಳಿ ಅವರ ಹೆಸರನ್ನ ಇಡ್ತಾರೆ, ಒಂದು ಉದ್ಯಾನವನಕ್ಕೆ ಗಾಂಧಿ ಪಾರ್ಕ್ ಅಂತೇಳಿ ಹೆಸರಿಡ್ತೀವಿ. ಈ ರೀತಿ ನೋಡ್ರಿ, ಎರಡೆರಡು ಕಡೆ ಒಂದು ನಗರದಲ್ಲಿ ಗಾಂಧೀಜಿಯವರ ಸ್ಮರಣಾರ್ಥವಾಗಿ, ನಮ್ಮ ಸ್ವಾತಂತ್ರ್ಯದ ಹೋರಾಟದ ಸ್ಮರಣಾರ್ಥವಾಗಿ, ನಮ್ಮ ದೇಶದ ಹೆಮ್ಮೆ, ನಮ್ಮ ದೇಶಭಕ್ತಿಯ ಸ್ಮರಣಾರ್ಥವಾಗಿ ಇವತ್ತು ಮಲೆನಾಡಿನ ಈ ಶಿವಮೊಗ್ಗ ನಗರವನ್ನು ನಾವು ಕಾಣ್ತಿದ್ದೀವಿ ಅಂತೇಳಿದ್ರೆ ಅದು ನಿಜಕ್ಕೂ ಕೂಡ ಶಿವಮೊಗ್ಗ ಜನತೆಯ ಒಂದು ಹೆಮ್ಮೆ, ಶಿವಮೊಗ್ಗ ಜನತೆಯ ಒಂದು ದೇಶಭಕ್ತಿಯನ್ನು, ದೇಶಪ್ರೇಮವನ್ನು ತೋರಿಸಿಕೊಡ್ತದೆ. ಹೀಗೆ ಗಾಂಧೀಜಿಯವರು ಅನೇಕ ಕಡೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿ ಜನರನ್ನು ಹುರಿದುಂಬಿಸಿದ್ರ ಮೂಲಕ ಕರ್ನಾಟಕದಲ್ಲಿ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಬಂದಂಥ ನೆನಪನ್ನು ನಾವು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇಂತಹ ಮಹಾತ್ಮರು, ಮಹಾತ್ಮ ಗಾಂಧೀಜಿಯವರು ನಡೆದು ಹೋದಂತಹ, ಬಂದು ಇಲ್ಲಿ ಪ್ರಚಾರವನ್ನು ಮಾಡಿ ಸ್ವಾತಂತ್ರ್ಯದ ಹೋರಾಟ, ದೇಶಪ್ರೇಮದ ಬಗ್ಗೆ ಹೇಳಿ ಹೋದಂತಹ ಒಂದು ನೆನಪು ಗಾಂಧಿ ಪಾರ್ಕು, ಗಾಂಧಿ ಬಜಾರು ನಮಗೆ ನಮ್ಮ ಕಣ್ಣ ಮುಂದೆ ಇರುತ್ತದೆಯಲ್ಲ, ಇದು ನಿಜಕ್ಕೂ ನಮ್ಮ ಹೆಮ್ಮೆ ಅಂತೇಳಿ ಹೇಳ್ತಾ ನಾನು ಗಾಂಧೀಜಿಯವರ ಒಂದು ಜನ್ಮ ದಿನಾಚರಣೆಯ ಜಯಂತಿಯ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ತುಂಬಾ ಖುಷಿಯಾಗುತ್ತೆ. ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಸಂತೋಷ್ ಬಿದರಗಡ್ಡೆ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಸರ್. ಸ್ನೇಹಿತರೆ, ಈ ದಿನ ಸಂತೋಷ್ ಬಿದರಗಡ್ಡೆ ಸರ್ ಅವರು ಸ್ವರಚಿತ ಕವನದ ಮೂಲಕ ಜೊತೆಗೆ ಶಿವಮೊಗ್ಗದಲ್ಲಿ ಚಿರಸ್ಥಾಯಿಯಾದಂತಹ ಗಾಂಧಿ ನೆನಪಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಮಲೆನಾಡಿನಲ್ಲಿ ಮಹಾತ್ಮರ ಹೆಜ್ಜೆಯ ಗುರುತುಗಳನ್ನು ತುಂಬ ಚೆನ್ನಾಗಿ ನೆನಪು ಮಾಡಿಕೊಟ್ರು. ಮಹಾತ್ಮ ಗಾಂಧೀಜಿಯವರು ಶಿವಮೊಗ್ಗಕ್ಕೆ ಭೇಟಿ ನೀಡಿ ಸಾರ್ವಜನಿಕ ಸಭೆಗಳಲ್ಲಿ ಕೂಡ ಭಾಗವಹಿಸಿದ್ರು. ಅವರ ನೆನಪಿಗಾಗಿ ಶಿವಮೊಗ್ಗದಲ್ಲಿ ಪ್ರಮುಖ ವಾಣಿಜ್ಯ ಕೇಂದ್ರಕ್ಕೆ ಗಾಂಧಿ ಬಜಾರ್ ಅಂತ, ಜೊತೆಗೆ ಬಹಿರಂಗ ಸಮಾವೇಶ ನಡೆಸಿದ ಉದ್ಯಾನಕ್ಕೆ ಗಾಂಧಿ ಪಾರ್ಕ್ ಅಂತ ಹೆಸರನ್ನು ಕೂಡ ಇಡಲಾಗಿದೆ. ಅಷ್ಟೇ ಅಲ್ಲದೆ ಆಯನೂರು, ಕುಂಸಿ, ಆನಂದಪುರಂ, ಸಾಗರ ಹಾಗೂ ತೀರ್ಥಳ್ಳಿಗೂ ಕೂಡ ಗಾಂಧೀಜಿ ಅವರು ಭೇಟಿ ನೀಡಿದ್ರು ಅನ್ನೋ ಒಂದು ದಾಖಲೆಗಳು ಕೂಡ ಇವೆ ಸ್ನೇಹಿತರೆ. ಈಗಲೂ ಶಿವಮೊಗ್ಗ ನಗರದ ಗಾಂಧಿ ಬಜಾರ್ ಮತ್ತು ಗಾಂಧಿ ಪಾರ್ಕ್ ಅವರ ಒಂದು ಹೆಸರಿನ ಗುರುತಾಗಿದೆ. ಏನೇ ಹೇಳಿ ಸ್ನೇಹಿತರೆ, ತಾಳ್ಮೆಯ ಮೂಲಕವೂ ಕೂಡ ಈ ರೀತಿಯಲ್ಲೂ ಸಾಧನೆ ಮಾಡ್ಬೋದು ಅನ್ನೋದನ್ನು ತುಂಬ ಸರಳವಾಗಿ ತಿಳಿಸಿಕೊಟ್ಟಂತಹ ಮಹಾನ್ ವ್ಯಕ್ತಿತ್ವ ಗಾಂಧೀಜಿಯವರದು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ರೇಡಿಯೋ ಬಳಗದವರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಸಂತೋಷ್ ಬಿದರಗಡ್ಡೆ ಸರ್ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ದಾಗ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 90 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು 2nd October ನಮ್ಮ ಭಾರತ ದೇಶ ಕಂಡ ಇಬ್ಬರು ಮಹಾನ್ ನಾಯಕರಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ, ಒಬ್ಬರು ಅಹಿಂಸೆ ಮತ್ತು ಸತ್ಯದ ಹಾದಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರೆ, ಇನ್ನೊಬ್ಬರು ಜೈ ಜವಾನ್ ಜೈ ಕಿಸಾನ್ ಎಂಬ ಕ್ರಾಂತಿಕಾರಿ ನುಡಿಯೊಂದಿಗೆ ದೇಶದ ರೈತರು ಮತ್ತು ಯೋಧರಲ್ಲಿ ಹೊಸ ಚೈತನ್ಯ ತುಂಬಿದವರು. ಹಾಗಾಗಿ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇಬ್ಬರು ಮಹಾನಾಯಕರ ಬದುಕು, ಅವರ ತತ್ವ ಹಾಗೂ ಹೋರಾಟದ ಚರಿತ್ರೆಯ ಬಗ್ಗೆ ಒಂದಷ್ಟು ರಸಪ್ರಶ್ನೆಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಯಾರು ನಿಮಗೆ ಗೊತ್ತಿದ್ರೆ, ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕಾಲರಿಗೆ ಕೊಡ್ಬೋದು. ಇದು ಒಂದು ನನ್ನ ಸಣ್ಣ ಕೋರಿಕೆ ಅಂತ ಹೇಳ್ಬೋದು. ಇವತ್ತು ಹಾಗೆ ಒಂದು ಟ್ವಿಸ್ಟ್ ಇದೆ. ಏನ್ ಗೊತ್ತಾ ಸ್ನೇಹಿತರೆ, ನಾವು ಪ್ರತಿದಿನ ತಿಂಡಿ ಆಯ್ತಾ ಅಂತೆಲ್ಲ ಕೇಳ್ತಾ ಇದ್ವಿ, ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಟೈಮ್ ಲ್ಯಾಗ್ ಆಗುತ್ತೆ, ಅಂದ್ರೆ ಟೈಮ್ ಬೇಗ ಬೇರೆಯವರಿಗೆ ಚಾನ್ಸಸ್ ಬೇಕು ಅಂತ ಹೇಳಿ ಅದೆಲ್ಲ ಇವತ್ತು ಕೇಳೋದು ಸ್ವಲ್ಪ ಬದಿಗಿಟ್ಬಿಡೋಣ ಅಲ್ಲೂ, ಓಕೆನಾ? ಸೊ ಇವತ್ತು ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಪಟಪಟ ಅಂತ ನೀವು ಕೂಡ ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಹಾಗೆ ನಾನು ಪ್ರಶ್ನೆ ಕೇಳಕ್ಕೆ ರೆಡಿ ಇದ್ದೀನಿ. ನಾನು ಕಾಲ್ ರಿಸೀವ್ ಮಾಡ್ತಿದ್ದಂಗೆ ಪ್ರಶ್ನೆ ಅಂತ ಹೇಳ್ತೀನಿ. ಸೊ ಪ್ರಶ್ನೆಯನ್ನ ಕೇಳಿಸ್ಕೊಂಡು ಆರಾಮಾಗಿ ಉತ್ತರವನ್ನ ಕೊಡಿ, ಇಲ್ಲಾಂತಂದ್ರೆ ಪಾಸ್ ಅಂತ ಹೇಳಿ ನೆಕ್ಸ್ಟ್ ಕಾಲರಿಗೆ ಕೊಡೋಣ. ಇದು ನನ್ನ ಇವತ್ತಿನ ಒಂದು ಸಣ್ಣ ಟಿಪ್ಸ್, ಹಾಗೆ ನನ್ನ ಒಂದು ಸಣ್ಣ ಕೋರಿಕೆ ಅಂತಾನೆ ಹೇಳ್ಬೋದು. ಸೊ ಈಗ ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕಿನ್ನ ಮುಂಚೆ ಮತ್ತೊಮ್ಮೆ ನೀವು ಕೂಡ ಕರೆ ಮಾಡ್ಬೋದು. ಕರೆ ಮಾಡ್ಬೇಕಾದ ಸಂಖ್ಯೆ 9686096279. ಸೊ ಹಾಗಾದ್ರೆ ಬನ್ನಿ, ಇವತ್ತು ಮೊದಲನೇ ಕಾಲರ್ ಯಾರು, ಅವರಿಗೆ ಯಾವ ಪ್ರಶ್ನೆ ಸಿಗುತ್ತೆ ಅಂತ ಕೇಳೋಣ. ಹಲೋ ಹಲೋ
8: ಹಲೋ,
7: ನಮಸ್ತೆ.
8: ನಮಸ್ತೆ ಮೇಡಮ್.
7: ಓಕೆ, ಯಾರಿದು?
8: ನೋಡಿ, ದಿನ ಮಾತಾಡ್ತಾ ಅರ್ಪಿತಾ ಅಲ್ವಾ?
7: ಅಲ್ಲ,
8: ಇದು ಎಂತ ಉಲ್ಲ ಅಂತ ಬರ್ತಾ, ಉಲ್ಲ ಅಂತ
7: ಉಲ್ಲ ಅಲ್ಲ ಹೊಳ್ಳ ಹೊಳ್ಳವರು ಅಲ್ಲ ಸರ್, ತಮ್ಮ ಹೆಸರು?
8: ನಂದಿನಿ ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮೇಡಮ್.
7: ಓಕೆ ಸರ್, ಕ್ಷಮಿಸಿ, ನಿಮ್ಮ ಹೆಸರು ನಂಗೆ ಗೊತ್ತಾಗ್ಲಿಲ್ಲ. ರಾಮಚಂದ್ರ ಅವರೇ, ಪ್ರಶ್ನೆಗೆ ರೆಡಿನಾ? ಓಕೆ, ಮಹಾತ್ಮ ಗಾಂಧೀಜಿ ಅವರ ಪೂರ್ಣ ಹೆಸರೇನು?
8: ಮಹಾತ್ಮ ಗಾಂಧಿ ಅವರ ಪೂರ್ಣ ಹೆಸರು ಮಹಾತ್ಮ ಗಾಂಧಿ ಪೂರ್ಣ ಹೆಸರು ಕರ್ಮಚಂದ್ರ ಗಾಂಧಿ. ಹಲೋ,
9: ಹೇಳಿ ಹೇಳಿ.
8: ಕರ್ಮಚಂದ್ರ ಗಾಂಧೀಜಿ
9: ಅಲ್ಲ
8: ಮೇಡಮ್?
9: ಕರ್ಮಚಂದ್ರ ಗಾಂಧೀಜಿ ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಹೆಸರಿದೆ
8: ಮೇಡಮ್.
9: ಮಾಡಿ ಪ್ರಯತ್ನ ಮಾಡಿ, ನಿಮಗೆ ಗೊತ್ತಿರುತ್ತೆ, ಸಡನ್ ಆಗಿ ಗೊತ್ತಾಗೋದಿಲ್ಲ. ಬಟ್ ಒಂದ್ ಎರಡು ನಿಮಿಷ ತಗೊಳ್ಳಿ, ಟೈಮ್ ತಗೊಳ್ಳಿ ಪರವಾಗಿಲ್ಲ. ಪೂರ್ಣ ಹೆಸರು ಗೊತ್ತಾಗ್ತಿಲ್ವಾ? ಹೇಳ ನಾನೇ ಉತ್ತರ ಹೇಳ್ತಿದ್ದೀನಿ. ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ರಾಮಚಂದ್ರ ಅವರು ಕರೆ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ, ನೆನಪಿರುತ್ತೆ. ಬಟ್ ಸಡನ್ ಆಗಿ ಕೇಳಿದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಆಗೋದು ಸಹಜ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
10: ಹಲೋ,
9: ನಮಸ್ತೆ
10: ಮೇಡಮ್.
9: ಎಸ್, ಪ್ರಶ್ನೆಗೆ ರೆಡಿನಾ?
10: ಪ್ರಯತ್ನ ಪಡುವ.
9: ಓಕೆ, ನಿಮ್ಮ ಪ್ರಶ್ನೆ, ಗಾಂಧೀಜಿ ಅವರು ಯಾವ ವರ್ಷ ಮತ್ತು ದಿನಾಂಕದಂದು ಜನಿಸಿದರು? ಅಲ್ಲ ಹೌದು, ಯಾವ ಹೌದು ಇವತ್ತು, ಹೌದು ಯಾವ ವರ್ಷ?
10: ಅಕ್ಟೋಬರ್ ಎರಡನೇ ಇದೆ.
9: ಹೌದು,
10: 1869
9: ರಲ್ಲಿ
10: ಮೊದಲ ಗೊತ್ತಾಯ್ತು, ಮೆಸೇಜ್ ಆಗ್ತೆ.
9: ಹೌದು ಹೌದು, ಅದು ಅಕ್ಟೋಬರ್ 2. ಹೌದು,
10: ಜನ್ಮದಿನ ಅಂತಾನೆ ಆಚರಿಸೋದಲ್ಲೇ.
9: ಖಂಡಿತ ಖಂಡಿತ. ಓಕೆ, 1869 ಇಸ್ವಿಯಲ್ಲಿ ಅವರು ಜನಿಸಿದ್ರು. ಓಕೆನಾ? ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಓಕೆ, ಸೂಪರ್ ಆಗಿ ಆನ್ಸರ್ ಕೊಟ್ರು. ಏನು ಇವತ್ತಲ್ಲೇ ನಮ್ಮ ಜನ್ಮದಿನ ಅಂತ. ಹೌದು, ಎಸ್. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
11: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
9: ನಮಸ್ತೆ ಸಂಕಪ್ಪ ಅವರೇ, ಗುಡ್ ಮಾರ್ನಿಂಗ್. ಪ್ರಶ್ನೆಗೆ ರೆಡಿನಾ?
11: ರೆಡಿ, ಗೊತ್ತಿದ್ರೆ ಹೇಳ್ತೀನಿ.
9: ಓಕೆ ಸೂಪರ್. ಈಗ ಗಾಂಧೀಜಿ ಅವರು ಗುಜರಾತ್ ನ ಯಾವ ಸ್ಥಳದಲ್ಲಿ ಜನಿಸಿದರು?
11: ಕಾಟೆವಾಡ ಅಂತಲ್ಲ, ಪೋರ್ಬಂದರ್.
9: ಪೋರ್ಬಂದರ್. ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
11: ಓಕೆ ಮೇಡಮ್, ಥ್ಯಾಂಕ್ ಯು.
9: ಓಕೆ, ಎಸ್. ಹಾಗೆ ಸ್ನೇಹಿತರೆ, ಈಗ ಒಂದೊಂದೇ ಒಂದೊಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕಂತಂದ್ರೆ ಮತ್ತೆ ಕೂಡ ನೀವು ಪ್ರಯತ್ನ ಮಾಡಬಹುದು, ಕರೆ ಸಿಕ್ಕದ್ರೆ ಖಂಡಿತವಾಗಿ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ. ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
12: ಹಲೋ,
9: ನಮಸ್ತೆ. ಹೌದು, ಅಕ್ಕ ಮಹಾದೇವರಿ ಅವರೇ, ರೆಡಿನಾ? ಓಕೆ, ಗಾಂಧೀಜಿ ಅವರ ತಾಯಿಯ ಹೆಸರೇನು? ಜೋರ ಮಾತಾಡಿ. ಸೂಪರ್, ಕರೆಕ್ಟ್. ಅವರ ತಾಯಿ ಹೆಸರು ಪುತಲಿಬಾಯಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಆನ್ಸರ್ ಕೊಟ್ರು ನಮ್ಮ ಅಕ್ಕ ಮಹಾದೇವಿ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಹಲೋ, ಹಲೋ,
13: ಹಲೋ,
9: ನಮಸ್ತೆ.
13: ನಮಸ್ತೆ, ಗುಡ್ ಮಾರ್ನಿಂಗ್.
9: ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಪ್ರಶ್ನೆಗೆ ರೆಡಿನಾ?
13: ರೆಡಿ ರೆಡಿ.
9: ಓಕೆ, ಗಾಂಧೀಜಿ ಅವರ ತಂದೆಯ ಹೆಸರೇನು?
13: ಕರಮ್ಚಂದ್.
9: ಕರಮ್ಚಂದ್ ಗಾಂಧಿ.
13: ಗಾಂಧಿ.
9: ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಎಸ್. ಈಗ ತುಂಬಾ ಸಿಂಪಲ್ ಕ್ವಶನ್, ಆರಾಮಾಗಿ ಆನ್ಸರ್ ಮಾಡ್ತಾ ಇದ್ರೆ ನಮ್ಮ ಕೇಳುಗರು ಖುಷಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ರೆ ಕೇಳೋಣ. ಹಲೋ,
14: ಹಲೋ, ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್, ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ.
9: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಪ್ರಶ್ನೆಗೆ ರೆಡಿನಾ?
14: ಮೇಡಮ್, ಅದೇ ಇವತ್ತು ಹಾಡಿತ್ತು ಅನ್ಕೊಂಡಿದ್ದೆ, ಇವತ್ತು ವಿಶೇಷವಾಗಿ ಪರವಾಗಿಲ್ಲ, ಕೇಳಿ ಮೇಡಮ್, ಟ್ರೈ ಮಾಡ್ತೀನಿ.
9: ಗಾಂಧೀಜಿ ಅವರ ಧರ್ಮ ಪತ್ನಿಯ ಹೆಸರೇನು?
14: ಮೇಡಮ್, ಮೇಡಮ್ ಎಲ್ಲರಿಗೂ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅವರ ಶುಭಾಶಯಗಳು.
9: ಓಕೆ ಸರ್, ನಿಮಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ. ಇವಾಗ ಪ್ರಶ್ನೆಗೆ ರೆಡಿನಾ?
14: ಆಯ್ತು ಮೇಡಮ್, ಟ್ರೈ ಮಾಡ್ತೀನಿ.
9: ಓಕೆ, ಗಾಂಧೀಜಿ ಅವರ ಧರ್ಮ ಪತ್ನಿಯ ಹೆಸರೇನು?
14: ಕಸ್ತೂರಿಬಾಯಿ.
9: ಕಸ್ತೂರಬಾ. ಸೂಪರ್ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದ. ನೀವು ಮತ್ತೆ ಪುನಃ ನಿಮಗೆ ಟೈಮ್ ಏನಾರು ಫ್ರೀ ಇದ್ರೆ ಸಿಕ್ಕಿದ್ರೆ, ಕಾಲ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಕರೆ ಮಾಡಬಹುದು. ಓಕೆನಾ?
14: 11
9: ಗಂಟೆ ತನಕ ಟೈಮ್ ಇರುತ್ತೆ.
14: ಸರಿ ಸರಿ.
9: ಓಕೆ, ಥ್ಯಾಂಕ್ ಯು. ಎಸ್, ಬ್ರಹ್ಮಾನಂದ ಸರ್ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾಯ್ತು. ಪುತಲಿ, ಸಾರಿ, ಏನು ಕಸ್ತೂರಬಾ ಅಂತ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ ಹಲೋ, ನಮಸ್ತೆ ಸೋಮಶೇಖರ್ ತಟಿ ಸರ್. ನಮಸ್ಕಾರ. ಓಕೆ, ರೆಡಿನಾ ಇವತ್ತಿನ ಪ್ರಶ್ನೆಗೆ? ಓಕೆ, ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು?
12: ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು
9: ಯಾರು ಅಂತ?
12: ರಾಷ್ಟ್ರಪತಿ ಮಹಾತ್ಮ.
9: ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು? ಗೊತ್ತಾಗ್ತಾ ಇದ್ಲ?
12: ಒಂದ್ ನಿಮಿಷ ಮೇಡಮ್.
9: ಓಕೆ, ಹೌದು ಕರೆಕ್ಟ್, ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿ ಅವರಿಗೆ ಮಹಾತ್ಮ ಎಂಬ ಬಿರುದನ್ನ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಸರ್.
12: ಥ್ಯಾಂಕ್ ಯು ಮೇಡಮ್.
9: ಓಕೆ ಓಕೆ, ಸ್ವಲ್ಪ ಯೋಚನೆ ಮಾಡಿ ನಮ್ಮ ಸೋಮಶೇಖರ್ ತಟ್ಟಿಯವರು ಉತ್ತರವನ್ನ ಕೊಟ್ಟಿದ್ದಾಯ್ತು ಅಂತ ಹೇಳ್ಬೋದು. ಹಾಗೆ ನಮ್ಮ ಕೇಳುವರು ಸಹ ಇಲ್ಲಿ ಮೆಸೇಜಸ್ ತಿಳಿಸ್ತಾ ಇದ್ದಾರೆ, ಸೋಮಶೇಖರ್ ಸರ್ ಅವರು, ಮೀನಾ ಮೇಡಮ್ ಅವರು, ಉಮಾ ಅವರು. ಸೊ ಎಲ್ಲರೂ ಕೂಡ ಕರೆಕ್ಟ್ ಆದಂತಹ ಉತ್ತರವನ್ನ ನೀಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
15: ಹಲೋ,
9: ನಮಸ್ತೆ.
15: ನಮಸ್ತೆ ಅಮ್ಮ, ಗಾಂಧಿ ಜಯಂತಿಯ ಶುಭಾಶಯಗಳು ತಮಗೆ.
9: ತಮಗೂ ಕೂಡ ಶುಭಾಶಯಗಳು ಸರ್. ಪ್ರಶ್ನೆಗೆ ರೆಡಿನಾ?
15: ರೆಡಿ ರೆಡಿ ಹೇಳ್ರಿ.
9: ಓಕೆ, ಗಾಂಧೀಜಿಯವರನ್ನು ಮೊದಲ ಬಾರಿಗೆ ರಾಷ್ಟ್ರಪಿತ ಎಂದು ಕರೆದವರು ಯಾರು?
15: ರಾಷ್ಟ್ರಪಿತ ಕರೆದವರು ಯಾರು ಗೊತ್ತಿಲ್ಲಲ್ಲಮ್ಮ.
9: ಓಕೆ, ಉತ್ತರವನ್ನ ಹೇಳ.
15: ಜವಾಹರಲಾಲ್ ನೆಹರು.
9: ಅಲ್ಲ ಅಲ್ಲ
15: ಅಲ್ವಾ?
9: ಅಲ್ಲ. ಪಾಸ್ ಮಾಡೋಣ.
15: ಓಕೆ
9: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ಓಕೆ, ಪ್ರಶ್ನೆ ಪಾಸ್ ಆಗಿದೆ. ಸೊ ಅಂದ್ರೆ ನೆಕ್ಸ್ಟ್ ಕಾಲರಿಗೆ ಸಿಗತ್ತೆ ಈ ಪ್ರಶ್ನೆ. ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಅರೆರೆ. ಓಕೆ, ಎಸ್, ನೀವು ಕೂಡ ಪ್ರಯತ್ನ ಮಾಡ್ತಾ ಇರಿ ಪ್ರಶ್ನೆಗಳಿಗೆ ಉತ್ತರವನ್ನ ಯಾರು ಕೊಡ್ತಾರೆ ನೋಡೋಣ. ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಕಾಲರಿಗೆ ಪಾಸ್ ಮಾಡೋಣ, ಆಮೇಲೆ ನಿಮಗೆ ಉತ್ತರ ಸಿಗುತ್ತೆ ಏನು ಅಂತ. ಎಸ್, ನೆಕ್ಸ್ಟ್ ಕಾಲರ್ ಯಾರು? ಹಲೋ
16: ಹಲೋ, ನಮಸ್ತೆ.
9: ನಮಸ್ತೆ,
16: ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿಂತ ಮುತ್ತುರಾಜು.
9: ಮುತ್ತುರಾಜು, ಓಕೆ. ಮುತ್ತುರಾಜು ಅವರೇ, ಪ್ರಶ್ನೆಗೆ ರೆಡಿನಾ? ಓಕೆ, ನಿಮ್ಮ ಪ್ರಶ್ನೆ, ಗಾಂಧೀಜಿಯವರ ರಾಜಕೀಯ ಗುರು ಎಂದು ಯಾರನ್ನು ಕರೆಯಲಾಗುತ್ತೆ? ಗಾಂಧೀಜಿಯವರ ರಾಜಕೀಯ ಗುರು ಎಂದು ಯಾರನ್ನು ಕರೆಯಲಾಗುತ್ತದೆ?
16: ಗಾಂಧೀಜಿಯವರ ರಾಜಕೀಯ ಗುರು,
9: ಹೌದು ಅಂತ ಯಾರನ್ನ ಕರೆಯಲಾಗುತ್ತೆ ಅಂತ?
16: ಇದು ಗೋಪಾಲಕೃಷ್ಣ
9: ಗೋಖಲೆ ಅವರು. ಸೂಪರ್, ಅದೇ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ ಮುತ್ತಣ್ಣ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸೂಪರ್ ಆಗಿ ಹೇಳಿದ್ರು, ಸ್ವಲ್ಪ ಧ್ವನಿ ಅವ್ರದ್ದು ಕಮ್ಮಿ ಕೇಳಿಸ್ತಾ ಇತ್ತು, ಬಟ್ ಉತ್ತರ ಕರೆಕ್ಟ್ ಆಗಿ ಹೇಳಿದ್ರು. ಗೋಪಾಲ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರ ರಾಜಕೀಯ ಗುರು ಅಂತ ಕರೀತಾ ಇದ್ರು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
17: ಹಲೋ,
9: ನಮಸ್ತೆ. ಓಕೆ, ವೇದಾ ಮೇಡಮ್ ರೆಡಿನಾ ಪ್ರಶ್ನೆಗೆ? ಓಕೆ, ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ವಿಶ್ವಸಂಸ್ಥೆ ಯಾವ ದಿನವನ್ನಾಗಿ ಆಚರಿಸುತ್ತೆ? ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ವಿಶ್ವಸಂಸ್ಥೆ ಯಾವ ದಿನವನ್ನಾಗಿ ಆಚರಿಸುತ್ತೆ? ಗೊತ್ತಿರತ್ತೆ, ಮರ್ತು
17: ವಿಶ್ವಸಂಸ್ಥೆ ಅಲ್ವಾ?
9: ಅಲ್ಲ, ಯಾವ ದಿನ? ನಮ್ ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ವಿಶ್ವಸಂಸ್ಥೆ. ಪಾಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಪ್ರಶ್ನೆ ಸುಲಭ ಇದೆ, ಆದ್ರೆ ಹೇಳೋದ ತಕ್ಷಣ ಕೇಳೋದಕ್ಕೆ ನಮಗೆ ಅಂದ್ರೆ ಕೇಳಿದ್ರೆ ಏನು ಆನ್ಸರ್ ಬರೋದಿಲ್ಲ ಅಂತಾನು ಗೊತ್ತು, ಬಟ್ ಆಮೇಲೆ ಗೊತ್ತಾಗುತ್ತೆ ಅಯ್ಯೋ ಹೌದಲ್ಲ ಇದೆ ಅಂತ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೀವು ಪಾರ್ಟಿಸಿಪೇಟ್ ಮಾಡೋದೇ ನಮಗೆ ಖುಷಿ ಆಗತ್ತೆ ಅಂತ ತಿಳಿಸ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ಓಕೆ, ನಮಸ್ತೆ.
18: ನಮಸ್ತೆ ಮೇಡಮ್.
9: ನಮಸ್ತೆ. ಓಕೆ ರಾಘವೇಂದ್ರ ಸರ್, ರೆಡಿನಾ ಪ್ರಶ್ನೆಗೆ? ಕ್ವಿಜ್ ಕಾರ್ಯಕ್ರಮ. ಹೌದು, ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ.
18: ಏನು ಪ್ರಶ್ನೆ ಬರುತ್ತೆ? ಗುಡುಗುಡು ಅಂತ,
9: ಗುಡುಗುಡು ಅಂತಿದೆ. ಇವಾಗ ಪ್ರಶ್ನೆ ಕೇಳಿ ಗುಡುಗುಡು ಅಂತ ಆನ್ಸರ್ ಹೇಳಿ ಬೇಗ. ಓಕೆನಾ? ಎಸ್. ಗಾಂಧೀಜಿಯವರ ಜನ್ಮದಿನವಾದ ಅಕ್ಟೋಬರ್ 2 ವಿಶ್ವಸಂಸ್ಥೆಯವರು ಯಾವ ದಿನವನ್ನಾಗಿ ಆಚರಿಸ್ತಾರೆ?
18: ಗಾಂಧಿ ಜಯಂತಿ
9: ಅಲ್ಲ, ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಿಸಲಾಗುತ್ತೆ. ಅವರು ಯುಎನ್ ಅವರು, ಏನು ವಿಶ್ವಸಂಸ್ಥೆಯವರು. ಹೌದು, ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಹೇಳಲಾಗುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ ರಾಘವೇಂದ್ರ ಅವರು, ಎಸ್, ಈ ಪ್ರಶ್ನೆಗೆ ಆನ್ಸರು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ತಿಳ್ಕೊಂಡಿದ್ದಾಯ್ತು ಅವರು. ಸೊ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
19: ಹಲೋ,
9: ನಮಸ್ತೆ.
19: ನಮಸ್ತೆ ಮೇಡಮ್.
9: ನಮಸ್ತೆ ಶಾಂತಿನಿ ಮೇಡಮ್. ರೆಡಿನಾ?
19: ವಿದ್ಯಾರ್ಥಿಗಳನ್ನಾಗಿ ಮಾಡ್ಬಿಟ್ಟಿದ್ದೀವಿ.
9: ಹೌದು, ಮರುಕಳಿಸಿ ಎಲ್ಲ ಮತ್ತೆ ನೆನಪಾಗ್ಬೇಕಲ್ಲ.
19: ಹೌದು.
9: ಎಸ್, ರೆಡಿನಾ?
19: ಕೇಳಿ ನೋಡೋಣ, ಪ್ರಯತ್ನ ಮಾಡೋಣ.
9: ಓಕೆ ಓಕೆ. ಗಾಂಧೀಜಿಯವರು ಕಾನೂನು ವ್ಯಾಸಂಗ ಮಾಡಲು ಯಾವ ದೇಶಕ್ಕೆ ತೆರಳಿದರು?
19: ಯಾವ್ದಪ್ಪ ನೆನ್ಪಿದೆ, ಬ್ರಿಟನ್
9: ಅಲ್ಲ,
19: ತದಿ ನೆನ್ಪಿದೆ. ಯಾವ್ದದು? ಗಾಂಧೀಜಿ ಕಾನೂನು,
9: ಗಾಂಧೀಜಿಯವರು ಕಾನೂನು ವ್ಯಾಸಂಗ ಮಾಡೋದಕ್ಕೆ ಯಾವ ದೇಶಕ್ಕೆ ತೆರಳಿದರು?
19: ಅದು ಆ ಯೂನಿವರ್ಸಿಟಿನೂ ನೆನ್ಪಿರುತ್ತೆ, ಆದ್ರೂ ನೋಡಿ ಇಂಗ್ಲೆಂಡ್. ಕರೆಕ್ಟ್, ಇಂಗ್ಲೆಂಡ್ ಅಲ್ವಾ, ಬ್ರಿಟನ್ ಅಲ್ವಾ?
9: ಕರೆಕ್ಟ್. ನಾನು ಹೇಳಿದ್ ಅಲ್ಲ, ನೀವ್ ಹೇಳಿದ್ ಕರೆಕ್ಟ್, ನಾನು ಇಲ್ಲ ಅಂತೀನಿ, ನೀವು ಕರೆಕ್ಟ್ ಅನ್ಬೇಕಪ್ಪ.
19: ಹೌದು, ನಾನ್ ಇದೇನು,
9: ಎರಡು ಸೇಮ್ ಅಲ್ವಾ, ಇಂಗ್ಲೆಂಡ್ ಅಂದ್ರೂ
19: ಇಂಗ್ಲೆಂಡ್ ಬ್ರಿಟನ್. ನನ್ಗೆ ಇದೇನು, ನಂಗೆ ಎಷ್ಟು ಕೆಲವೆಲ್ಲ ನೆನ್ಪಿರಲ್ಲ ನಿಜ, ಇವೆಲ್ಲ ಹೈಲೈಟ್ ಬೇಗ ನೆನಪಾಗ್ತದೆ.
9: ಸರಿಯಾಗಿ ಆನ್ಸರ್ ಮಾಡಿದ್ರಿ ಶಾಂತಿನಿ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ನೋಡಿದ್ರ ಆನ್ಸರ್ ಸರಿ ಇತ್ತು. ನಾನೇನೋ ಸ್ವಲ್ಪ ತಮಾಷೆಗೆ ಕಾಲ್ ಎಳಿತಾ ಇದ್ರೆ ನಮ್ಮ ಮೇಡಮ್ ಅವರು ಅಯ್ಯೋ ಹೌದಲ್ಲ ಯಾವ್ದು ಅಂತ ಅವರು ಸ್ವಲ್ಪ ಕನ್ಫ್ಯೂಸ್ ಆದ್ರು, ಬಟ್ ಆನ್ಸರ್ ಸರಿಯಾಗಿತ್ತು, ಬ್ರಿಟನ್. ಸೊ ಬ್ರಿಟನ್ ಅಂತಂದ್ರೆ ನಮ್ಮ ಇಂಗ್ಲೆಂಡ್ ದೇಶಕ್ಕೆ ನಮ್ಮ ಗಾಂಧೀಜಿಯವರು ಕಾನೂನು ವ್ಯಾಸಂಗ ಮಾಡಲಿಕ್ಕೆ ತೆರಳಿರ್ತಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾರೆ ಕೇಳೋಣ. ಹಲೋ, ಹಲೋ,
20: ಹಲೋ,
9: ಸ್ಟಾರ್ಟ್ ಮಾಡ್ಲಾ? ಇನ್ನೊಂದು ಪ್ರಶ್ನೆ ಕೇಳ ಅಕ್ಕಮಹದೇವ್ರೆ. ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿ ಅವರನ್ನು ರೈಲಿನಿಂದ ಕೆಳಗೆ ತಳ್ಳಿದ ಪ್ರಸಿದ್ಧ ರೈಲ್ವೆ ನಿಲ್ದಾಣ ಯಾವುದು? ಹೌದು,
20: ಅಯ್ಯೋ ನಾನ ಹೇಳಿ
9: ಪಾಸ್ ಮಾಡೋಣ,
20: ಒಂದು ನಿಮಿಷ ನೆನ್ ಹುಡ್ಕೊಂಡೆ. ಏನಪ್ಪಾ ಇದನ್ನೆಲ್ಲ ಎಷ್ಟು ಜಗ್ ತಿಳ್ಕೊಂಡೇನ್ರಿ, ನಾನು ಸಲಹೆ ಮಕ್ಕಳಿಗೆಲ್ಲ ಹೇಳ್ತಿದ್ದೆ,
9: ನೆನ್ಪಾಗ್ತಿಲ್ಲ
20: ಜಗ್ಗೆಲ್ಲ ಹೇಳ್ತಿದ್ದೆ.
9: ಓಕೆ,
20: ಪಿಟ್ರಿ ದಿನತ್ರಿ
9: ಪೀಟರ್,
20: ಪೀಟರ್ ಏನಾಯ್ತಪ್ಪ
9: ಸಾಕು, ನಮಗೆ ಪೀಟರ್ ಅಂತ ಹೇಳಿದ್ರಲ್ಲ ಗೊತ್ತಾಗ್ಬಿಡ್ತಾ ಅದೇ ಆನ್ಸರ್ ಅಂತ. ಖಂಡಿತ ಖಂಡಿತ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ಓಕೆ, ಮತ್ತೆ ಕರೆ ಸಿಕ್ಕಿದ್ರೆ ಹೊಳಸ್ತೀನಿ ಅಂತ ನಮ್ಮ ಅಕ್ಕ ಮಹಾದೇವಿ ಅವರು ತಿಳಿಸಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರಣ. ಹಲೋ,
21: ನಮಸ್ತೆ ಮೇಡಮ್.
9: ನಮಸ್ತೆ ಪ್ರೇಮ ಅವರು.
21: ಹೌದು ಮೇಡಮ್.
9: ರೆಡಿನಾ?
21: ರೆಡಿ ಮೇಡಮ್.
9: ಓಕೆ, ಈಗ ನಿಮ್ಮ ಪ್ರಶ್ನೆ, ಗಾಂಧೀಜಿಯವರ ಪ್ರಸಿದ್ಧ ಆತ್ಮಚರಿತೆಯ ಹೆಸರೇನು, ಚರಿತ್ರೆಯ ಹೆಸರೇನು?
21: ಅಂದ್ರೆ ಗಾಂಧೀಜಿಯವರ ಆತ್ಮಚರಿತ್ರೆ ಹೆಸರ?
9: ಹೌದು.
21: ಆತ್ಮಚರಿತ್ರೆ, ಅದು ನೆನ್ಪಿದ್ದೆ ಮೇಡಮ್, ನಾನು ಅದನ್ನ ರೇಡಿಯೋದಲ್ಲಿ ಕೇಳಿದ್ದೆ.
9: ಕೇಳಿದ್ರಿ?
21: ಸ್ವಲ್ಪ ನೀವು ಕೇಳುವಾಗ
9: ನೆನ್ಪಿಗೆ ಬರಲ್ಲ, ಬೇಗ
21: ಬೇಗ ನೆನ್ಪಿಗೆ ಬರ್ತಿಲ್ಲ ಮೇಡಮ್. ಅದ್ ದಿನಕ್ಕೊಂದು ಕತೆಗಳು ಬರೋದು ರೇಡಿಯೋದಲ್ಲಿ, ನಾನು ಆತರ ಕೇಳಿದ್ದೀನಿ ಅದರ ಹೆಸರು.
9: ಓಕೆ,
21: ಈಗ ನನಗೆ ಕನ್ಫ್ಯೂಸ್ ಆಗ್ತಿದೆ ಮೇಡಮ್.
9: ಓಕೆ, ಪಾಸ್ ಮಾಡೋಣ
21: ಮೇಡಮ್ ಈಗ.
9: ಪಾಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
21: ಧನ್ಯವಾದ ಮೇಡಮ್.
9: ಓಕೆ, ನಮ್ಮ ಪ್ರೇಮ ಅವರು ಏನು ಪಾಸ್ ಮಾಡಿ ಅಂತ ಹೇಳಿದ್ರು ಕ್ವಶನ್ನ. ಕ್ವಶನ್ ಹೀಗಿದೆ, ಪ್ರಶ್ನೆ ಹೀಗಿದೆ, ಗಾಂಧೀಜಿಯವರ ಪ್ರಸಿದ್ಧ ಆತ್ಮ ಚರಿತ್ರೆಯ ಹೆಸರೇನು? ನೀವು ಕೂಡ ನಾನು ಈ ಕಡೆ ಮೆಸೇಜ್ ಮಾಡಬಹುದು ಅಂತ ಹೇಳ್ತಾ ಕರೆ ಮಾಡ್ಬೋದು. ಕರೆ ಮಾಡಬೇಕಾಗಿರೋ ನಂಬರ್ 9686096279. ಓಕೆ, ಈಗ ನಮ್ಮ ನಮ್ಮ ಎಂ ಯು ಸೋಮಶೇಖರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ ಸರ್, ನೀವು ಹೇಳಿದ್ದು ಉತ್ತರ ನನಗೆ ಸಿಕ್ಕಾಯಿತು. ಈಗ ಆ ಪ್ರಶ್ನೆನ ಮತ್ತೊಮ್ಮೆ ನೆಕ್ಸ್ಟ್ ಕಾಲರ್ ಅವರಿಗೆ ಕೇಳ್ತೀನಿ. ನಿಮ್ಮ ಉತ್ತರ ಅಂತೂ ಕರೆಕ್ಟ್ ಆಗಿದೆ. ಓಕೆ ಸ್ನೇಹಿತರೆ, ಏನ್ರಪ್ಪ ನಮ್ಮ ಮೋಹನ್ ನಮ್ಮ ಏನು ಬೆಳಗ್ಗೆ ಕೇಳ್ತಾ ಇದ್ರು ಏನು ಗಾಂಧೀಜಿಯವರ ಹುಟ್ಟು ಹೆಸರೇನು ಅಂತ. ಇಷ್ಟ ಸುಮಾರು ಜನ ಕೆಲವರು ತಪ್ಪು ಹೇಳ್ತಾ ಇದ್ರು, ಕೆಲವರು ಸರಿ ಹೇಳ್ತಾ ಇದ್ರು. ಆದರೆ ದೊಡ್ಡ ದೊಡ್ಡ ವ್ಯಕ್ತಿತ್ವ ವ್ಯಕ್ತಿಯವರ ಸ್ವಲ್ಪ ಏನು ಅವರ ಬಗ್ಗೆ ಚಿಂತನೆ ಆಗಲಿ, ಅವರ ಆಲೋಚನೆಗಳು ಹೇಗಿರ್ತಿತ್ತು ಅಂತ ನಾವು ಆವಾಗಲೇ ನಾವು ಯೋಚನೆ ಮಾಡ್ಬೋದು. ಆಗಿನ ಕಾಲದಲ್ಲಿ ಹೇಗಿರ್ತಾ ಇತ್ತು, ನಾವು ಕೆಲವೊಂದಿಷ್ಟು ಓದಿರ್ತೀವಿ ಆದರೆ ನೆನಪಿರೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಅವಾಗವಾಗ ರೆಫರ್ ಮಾಡ್ತಾ ಇದ್ರೆ ನೆನಪು ಉಳಿಯತ್ತೆ. ಬಟ್ ಈಗಿನ ಟ್ರೆಂಡಲ್ಲಿ ಎಲ್ಲ ಫುಲ್ ಬ್ಯುಸಿ ಲೈಫಲ್ಲಿ ಕೆಲವೊಂದಿಷ್ಟು ಏನು ಓದಲಿಕ್ಕೆ ಸಮಯ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ಹಲೋ,
9: ನಮಸ್ತೆ.
1: ನಮಸ್ತೆ ಮೇಡಮ್.
9: ಕಲ್ಪನಾ ಅವರೇ ರೆಡಿನಾ?
1: ಮೇಡಮ್ ರೆಡಿ. ಇವತ್ತು ಎಷ್ಟು ಬೇಗ ಸಿಕ್ಕಿದೆ ಕರೆ ಅಂದ್ರೆ,
9: ಇವತ್ತು ಎಲ್ಲರಿಗೂ ಕರೆ ಸಿಕ್ಕ ಅದಕ್ಕೆ ಅಲ್ಲ, ಅದಕ್ಕೇ ನಾನು ಕರೆ ಮಾಡ್ಬೋದು ಮತ್ತೊಮ್ಮೆ ನೀವು ಪ್ರಯತ್ನ ಮಾಡ್ಬೋದು ಅಂತ, ಯಾಕಂದ್ರೆ ಕರೆ ಇವತ್ತು ತುಂಬಾ ಫ್ರೀ ಆಗಿರುತ್ತೆ ಇವತ್ತು. ಎಸ್, ಓಕೆನಾ? ಎಸ್, ಈಗ ನಿಮ್ಮ ಪ್ರಶ್ನೆ, ಗಾಂಧೀಜಿಯವರ ಪ್ರಸಿದ್ಧ ಆತ್ಮಚರಿತ್ರೆಯ ಹೆಸರೇನು?
1: ಪ್ರಸಿದ್ಧ ಆತ್ಮಚರಿತ್ರೆಯ ಹೆಸರು,
9: ಹೌದು,
1: ಗೊತ್ತಿಲ್ಲ ಮೇಡಮ್.
9: ಓಕೆ, ಹೇಳ, ನಾನೇ ಆನ್ಸರ್ ಹೇಳ. ಓಕೆ, ಇದಾಗಲೇ ಆಲ್ರೆಡಿ ನಮ್ಮ ಯು ಎಂ ಯು ಸೋಮಶೇಖರ್ ಅವರು ಮೆಸೇಜ್ ಅಲ್ಲಿ ತಿಳಿಸಿದ್ದಾರೆ, ಅದು ಕರೆಕ್ಟ್ ಆದ ಆನ್ಸರ್. ಏನಪ್ಪಾ ಅಂದ್ರೆ, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅಂತ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದ
1: ಮೇಡಮ್. ಬೆಳಗಿನ ಕಾರ್ಮಿಕರದ್ದು ಬಗ್ಗೆ, ಕಾರ್ಮಿಕರದ್ದು ಪೌರ ಕಾರ್ಮಿಕರದ್ದು
9: ಕಾರ್ಯಕ್ರಮ ಕೇಳಿದ್ರಿ
1: ಮೇಡಮ್, ಅವರು ಹೇಳಿದ್ರಲ್ಲ ಗೋಪಾಲ್ ಕೃಷ್ಣ ಅವರು ಅವರೆಲ್ಲ ಮಾತಾಡಿದ್ದು,
9: ಖಂಡಿತ
1: ಮನೆ ಬಾಗ್ಲಿ ಕಸ ಗುಡ್ಸಕ್ ಹೋದ್ರೆ ನೀರ್ ಕೊಡಲ್ಲ ಅಂತ,
9: ಖಂಡಿತ
1: ತುಂಬಾನೇ ಒಂಥರ ಕಣ್ಣಲ್ಲೇ ನೀರ್ ಬಂದಂಗಾಯ್ತು ಮೇಡಮ್. ಕಷ್ಟ ಅಲ್ಲ ಅವ್ರದ್ದು ಕೆಲಸ ಅಂತ ಮೇಡಮ್.
9: ಖಂಡಿತ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಕಲ್ಪನಾ ಅವರು ಕೂಡ ಕೇಳಿದ್ರು ಬೆಳಗಿಂದ ನಮ್ಮ ಕಾರ್ಯಕ್ರಮಗಳನ್ನ ಕೇಳಿ ಸಂತೋಷ ಆಯ್ತು ಅಂತ ತಿಳಿಸ್ತಾ ಇದ್ರು. ಹಾಗೆ ಅವರ ಒಂದು ಕಾರ್ಮಿಕರ ಎಷ್ಟು ಕಷ್ಟ ಇದೆ ಇತ್ತು, ಈಗಲೂ ಅವರ ಒಂದು ಏನು ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾ ಇದ್ರ ಅಲ್ವಾ ಮೇಡಮ್ ಅಂತ ತಿಳಿಸ್ತಾ ಇದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ರೆ ಕೇಳೋಣ. ಹಲೋ, ಹಲೋ, ಹಾ, ಜಾಕ್ಪಾಟ್ ಇವತ್ತು.
2: ನಮಸ್ತೆ ಮೇಡಮ್.
9: ನಮಸ್ತೆ.
2: ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕು ರಾಜೂರ್ ಅಂತ ಮುತ್ತುರಾಜ್ ಮೇಡಮ್.
9: ಓಕೆ ಮುತ್ತುರಾಜ್ ಅವರೇ, ಈಗ ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದ ಪತ್ರಿಕೆಯ ಹೆಸರೇನು? ಓಕೆ, ಹಲೋ, ಕೇಳಿಸ್ತಾ ಇದೆಯಾ?
2: ಹಲೋ ಮೇಡಮ್.
9: ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದ ಪತ್ರಿಕೆಯ ಹೆಸರೇನು?
2: ಇಂಡಿಯನ್ ಒಪಿನಿಯನ್ ಇರಬಹುದು.
9: ಏನು?
2: ಇಂಡಿಯನ್ ಒಪಿನಿಯನ್.
9: ಇಂಡಿಯನ್ ಒಪಿನಿಯನ್, ಕರೆಕ್ಟ್, ಸರಿಯಾದ ಆನ್ಸರ್. ಓಕೆ, ನೀವಲ್ಲಿ ಗೂಗಲ್ ಅಮ್ಮಂಗೆ ಕೇಳ್ಬಿಡಿ ಆಯ್ತಾ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಾನು ಹಾಗೆ ಹೇಳಿದೆ ಅಷ್ಟೇ, ಬಟ್ ಪ್ರಯತ್ನ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕ್ವಿಜ್ ರಸಪ್ರಶ್ನೆ ಇರುತ್ತೆ. ಗಾಂಧೀಜಿಯವರು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆತ್ಮಚರಿತ್ರೆಯಲ್ಲಿ ಇರುವಂತಹ ಅವರು ನಡ್ಕೊಂಬಂದಿರುವಂತಹ ದಾರಿಯಲ್ಲಿ ಎಷ್ಟೋ ನಾವು ಅಂದ್ಕೊಳ್ತಾ ಇರ್ತೀವಲ್ಲ, ಹೌದು, ಈ ಒಂದು ಕಷ್ಟದ ಹಾದಿಯನ್ನು ಅವರು ಹೇಗೆ ದಾಟಿ ಬಂದರು ಅಂತ. ಸೊ ಆ ಒಂದು ಅದನ್ನು ಮೆಲುಕು ಹಾಕೊಳ್ಳೋಣ ಅಂತ ಹೇಳಿ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದ್ರೆ ಸಂಖ್ಯೆ 9686096279 ಅಂತ ಹೇಳ್ತಾ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ
23: ರಾಮು? ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
22: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
23: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
22: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
23: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
24: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಇಬ್ಬರು ಮಹಾನಾಯಕರ ಬದುಕು, ಅವರ ತತ್ವ ಹಾಗೂ ಹೋರಾಟದ ಚರಿತ್ರೆಯ ಬಗ್ಗೆ ಒಂದಷ್ಟು ರಸಪ್ರಶ್ನೆಗಳನ್ನು ಮುಂದುವರಿಸೋಣ. ಗಾಂಧೀಜಿ ಅವರು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹೋರಾಟದ ಚರಿತ್ರೆಯ ಬಗ್ಗೆ ಒಂದಿಷ್ಟು ರಸಪ್ರಶ್ನೆಗಳನ್ನು ನಾನು ತಂದಿದ್ದೇನೆ. ಹಾಗೆ ನೀವು ಕೂಡ ಕರೆ ಮಾಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ. ಕರೆ ಮಾಡಿ, ನಿಮಗೆ ಉತ್ತರ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಪ್ರಶ್ನೆ ಕೇಳಿದಕ್ಕಾದರೂ ನೀವು ಕರೆ ಮಾಡ್ತಾ ಇರೋದು ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ. ಎಸ್, ಕರೆ ಕಟ್ ಆಯಿತು ಸ್ನೇಹಿತರೆ. ಸೊ ಎಸ್, ಈಗ ಒಂದು ಸಣ್ಣ ಒಂದು ತುಣುಕನ್ನು, ಅಂದರೆ ಏನೋ ಒಂದು ಸಣ್ಣ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾವು ನಮ್ಮ ಗಾಂಧೀಜಿಯವರ ಸಂವಹನದ ಸರ್ವಜ್ಞ, ಅಂದರೆ ಸಾರ್ವಭೌಮತಿ ಸಂತ ಅಂತ ಹೇಳ್ತೀವಿ, ಆ ಒಂದು ಕಥೆಯಲ್ಲಿ ನಾನು ಓದಿದ್ದು ಒಂದು ಚಿಕ್ಕದಾದಂತಹ ಒಂದು ಕಥೆನ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇಂಗ್ಲೆಂಡ್ನಲ್ಲಿ ಓದ್ತಾ ಇದ್ದಾಗ ವೆಜಿಟೇರಿಯನ್ ಸೊಸೈಟಿಯವರು ಹೋಟೆಲ್ ಒಂದರಲ್ಲಿ ನಡೆಸಿದ ಸಭೆಯಲ್ಲಿ ಭಾಗವಹಿಸ್ತಾರೆ. ಶಾಖಾಹಾರದ ಪ್ರಯೋಜನ ಕುರಿತು ಗಾಂಧೀಜಿಯವರು ಅಲ್ಲಿ ಭಾಷಣ ನೀಡಬೇಕಾಗಿರುತ್ತೆ. ಭಾಷಣ ಪ್ರಾರಂಭಿಸಿದ ಅವರು ಅಧೈರ್ಯದಿಂದ ತಡವರಿಸ್ತಾರವರು. ಭಾಷಣದ ಕೇವಲ ಒಂದು ವಾಕ್ಯವನ್ನು ಕಟ್ಟುಪಟ್ಟು ಹೇಳಿ ಅಂದರೆ ಏನು ತುಂಬಾ ಕಷ್ಟಪಡ್ತಾ ಇರ್ತಾರೆ, ಒಂಥರ ಸಿಕ್ಕಪಟ್ಟೆ ತಡವರಿಸ್ತಾ ಇರ್ತಾರೆ ಅವರು. ನಮ್ಮ ಗಾಂಧೀಜಿಯವರು ಕಷ್ಟಪಟ್ಟು ಹೇಳಿ ಸುಮ್ಮನೆ ನಿಂತು ಬಿಡ್ತಾರೆ, ಅವರ ಧ್ವನಿಯೇ ಹೊರಡೋದಿಲ್ಲ, ಮುಂದಕ್ಕೆ ಏನು ಮಾತಾಡಬೇಕು ಅನ್ನೋದು ಅವರಿಗೆ ಆಗ್ತಾ ಇರಲ್ಲ. ಆಗ ಅಲ್ಲಿದ್ದ ಬೇರೆ ಒಬ್ಬರು ಸಿದ್ಧಪಡಿಸಿದ ಗಾಂಧೀಜಿ ಭಾಷಣವನ್ನು ಓದಿ ಹೇಳ್ತಾರೆ. ಒಂದು ವಾಕ್ಯವನ್ನು ಮಾತಾಡೋದಕ್ಕೆ ತಡವರಿಸಿದ ಗಾಂಧೀಜಿಯವರು ವಿಶ್ವದ ಶ್ರೇಷ್ಠ ಸಂವಹನಕಾರರಾಗಿ ಒಂದು ವಿಸ್ಮಯನೇ ಆಗಿ ಹೋಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಇದೇ ರೀತಿ ಕಥೆಗಳನ್ನು, ಚಿಕ್ಕ ಚಿಕ್ಕ ಕಥೆಗಳನ್ನು ನೀವು ಕೇಳಿರ್ತೀರಾ. ಆ ಒಂದು ಸಮಯದಲ್ಲಿ ಏನೂ ಧೈರ್ಯ ಇಲ್ಲದವರು ಇವಾಗ ದೇಶಕ್ಕೆ ಒಂದು ಧೈರ್ಯ ಕೊಟ್ಟು ಒಂದು ದೇಶಕ್ಕೆ ಒಂದು ಒಳ್ಳೆತನ ಮಾಡಿ ಅವರ ಹೆಸರು ಸದಾ ಅಮರವಾಗಿದೆ. ಅವರ ಒಂದು ಹಾದಿ ನಮ್ಮೆಲ್ಲರಿಗೂ ಶುಭ ತರಲಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ಓಕೆ, ಎಸ್, ಕರೆ ಕಟ್ ಮಾಡ್ತಾ ಇದ್ದಾರೆ. ಸೊ ಕರೆ ಸಿಕ್ಕಾಗ ಕರೆ ನೀವು ತಕ್ಷಣವೇ ರಿಸೀವ್ ಮಾಡ್ಬೋದು. ಕರೆ ಸಾಮಾನ್ಯ ಹೇಳ್ತೀರಾ ಮೇಡಮ್ ಕರೆನೇ ನೀವು ರಿಸೀವ್ ಮಾಡಿಲ್ಲ ಅಂತ. ಸೊ ಕರೆ ಸಿಕ್ಕಾಗ ಕರೆ ಬಂದಾಗ ನೀವು ಮಾತಾಡ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ಓಕೆ, ಎಸ್, ಇವತ್ತಿನ ನಮ್ಮ ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ ಕರೆ ಮಾಡ್ಬೋದು 9686096279. ಈಗ ಒಂದು ಚಿಕ್ಕದಾದಂತಹ ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ನೀವು ಕರೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಉತ್ತರವನ್ನು ನೀವು ಮೆಸೇಜ್ ಮುಖಾಂತರ ಕೊಡ್ಬೋದು. ಪ್ರಶ್ನೆ ಹೀಗಿದೆ, ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು? ಪ್ರಶ್ನೆ ಮತ್ತೊಮ್ಮೆ, ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು? ಸೊ ಈ ಉತ್ತರವನ್ನು ವೇಟ್ ಮಾಡ್ತೀನಿ. ಹಾಗೆ ನೀವು ಕೂಡ ಒಂದು ಸಿಂಪಲಾಗಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನೀವು ಕೂಡ ಕೇಳಬಹುದು. ಆದರೆ ಅದಕ್ಕಿಂತ ಮುಂಚೆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಮತ್ತೊಮ್ಮೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ, ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು? ಆಗಲೇ ಕೇಳಿದಂತಹ ಪ್ರಶ್ನೆನೇ ಇದು ನಾನು ಕೇಳ್ತಾ ಇರೋದು, ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಉತ್ತರವನ್ನು ಕೊಡ್ತಾ ಇದ್ದಾರೆ, ಎಸ್, ನಮ್ಮ ಸೋಮಶೇಖರ್ ಅವರು ಉತ್ತರವನ್ನು ನೀಡಿದ್ದಾಯಿತು, ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ, ಗಾಂಧೀಜಿಯವರು ಗುಜರಾತ್ನ ಅಹಮದಾಬಾದ್ನಲ್ಲಿ ನದಿ ದಂಡೆಯ ಮೇಲೆ ಸ್ಥಾಪಿಸಿದ ಆಶ್ರಮ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಗಾಂಧೀಜಿಯವರು ಗುಜರಾತ್ನ ಅಹಮದಾಬಾದ್ನಲ್ಲಿ ನದಿ ದಂಡೆಯ ಮೇಲೆ ಸ್ಥಾಪಿಸಿದ ಆಶ್ರಮ ಯಾವುದು? ಓಕೆ, ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿತಾ ಇರ್ತೀರ. ಬೆಳಗ್ಗಿಂದನೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಾ, ನಮಗೂ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಈಗ ನೀವು ಕೂಡ ಒಂದು ಹಾಡನ್ನು ಕೇಳ್ಕೊಂಬನ್ನಿ, ಹಾಗೆ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತಾ, ಎಸ್, ಈ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ನಿಮ್ಮದಾಗಲಿ.

0: ಎಸ್, ಒಂದು ಒಳ್ಳೆ ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ನೀವು ಕೇಳಿಸ್ಕೊಂಡ್ರಿ. ತುಂಬಾ ಚೆನ್ನಾಗಿರುವಂತಹ ಟ್ರ್ಯಾಕ್ ಅನ್ನ ನಾನು ಪ್ಲೇ ಮಾಡಿದ್ದಾಯ್ತು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಕ್ವಿಜ್ ಅಂದ್ರೆ ಗಾಂಧೀಜಿ ಅವರು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಕ್ವಿಜ್ನ ನಾನು ಕೇಳ್ತಾ ಇದ್ದೆ. ಸೊ ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ,
1: ನಾ ರಮೇಶ್ ಶರ್ನಾರ್ ಮಾತಾಡ್ತೀನಿ, ಬಸವನ ಬಗೇಡಿ ತಾಲೂಕಿಂದ ಮೇಡಮ್.
0: ಓಕೆ ರಮೇಶ್ ಅವರೇ, ಪ್ರಶ್ನೆ ರೆಡಿನ? ಹಾ, ಸೂಪರ್ ಆಗಿದ್ದೀವಿ. ಓಕೆ, ಪ್ರಶ್ನೆ ಕೇಳಿಸ್ಕೊಂಡ್ರಾ?
1: ಇನ್ನೊಂದ್ಸತಿ ಕೇಳ್ರಿ ಮೇಡಮ್.
0: ಓಕೆ, ಆ ಪ್ರಶ್ನೆಗಿಂತ ಇವಾಗ ನೀವು ಉತ್ತರವನ್ನೇ ನೀಡಬಹುದು.
1: ಹೌದ್ರಿ ಮೇಡಮ್? ಅದು ಸಬರ್ಮತಿ ಆಶ್ರಮ ಕೇಳ್ಪಟ್ಟಿನ್ರಿ ಮೇಡಮ್.
0: ಖಂಡಿತ
1: ಖಂಡಿತ ಕೇಳಿನ್ರಿ ಮೇಡಮ್, ನಾವು ಓದಿಲ್ರಿ.
0: ಹೆಂಗ್ರಿ ಪ್ರಶ್ನೆ ಏನು ಅಂತಂದ್ರೆ, ಗಾಂಧೀಜಿ ಅವರು ಗುಜರಾತ್ನ ಅಹಮದಾಬಾದ್ನಲ್ಲಿ ನದಿ ದಂಡೆಯ ಮೇಲೆ ಸ್ಥಾಪಿಸಿದ ಆಶ್ರಮ ಯಾವುದು ಅಂತ ನೀವು ಕರೆಕ್ಟ್ ಆದಂತಹ ಉತ್ತರವನ್ನ ನೀಡಿದ್ರಿ. ಓಕೆನಾ? ಸಬರ್ಮತಿ ಆಶ್ರಮ ಅಲ್ವಾ? ಓಕೆ, ಈಗ ಮತ್ತೊಂದು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭಿಸಿದ ಪತ್ರಿಕೆಯ ಹೆಸರೇನು? ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
0: ನಮಸ್ಕಾರ. ಓಕೆ, ರಮೇಶ್ ಅವರು ಕರೆಕ್ಟ್ ಆದಂತಹ ಆನ್ಸರ್ ನ ಹೇಳಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ ಹಲೋ, ಅರೆ ಕರೆ ಕಟ್ ಆಯ್ತು. ಹಲೋ ಹಲೋ
2: ಹಲೋ ಮೇಡಮ್,
0: ನಮಸ್ತೆ.
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತೀನಿ.
0: ಓಕೆ ಸುಧಾ ಅವರೇ, ಪ್ರಶ್ನೆಗೆ ರೆಡಿನಾ?
2: ಪ್ರಶ್ನೆ, ಒಂದು ಹಾಡು ಹಾಡ್ಬೋದಾ ಮೇಡಮ್?
0: ಹಾಡು ಬೇಡ, ಯಾಕಂದ್ರೆ ಮತ್ತೆಲ್ಲರೂ ಅದನ್ನೇ ಚಾಲು ಮಾಡ್ಕೊಂಡ್ಬಿಡ್ತಾರೆ. ಎಸ್, ಇವತ್ತು ರಸಪ್ರಶ್ನೆ ಅಂದ್ರೆ ರಸಪ್ರಶ್ನೆನೇ ಇರ್ಲಿ. ಓಕೆನಾ?
2: ಯಾಕಂದ್ರೆ ಅದು ಒಂದು ಹಳೆ ಹಾಡು, ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಮ್ ಡ್ಯಾಡಿ ಸೋದರಬಾ ಅವರು ಟೀಚರ್ ಇದ್ರು, ಗವರ್ಮೆಂಟ್ ಟೀಚರ್. ಅವರು ನಮ್ ಡ್ಯಾಡಿ ಅವ್ರಿಗೆ ಹೇಳ್ಕೊಟ್ಟಿದ್ರು, ನಮ್ ಡ್ಯಾಡಿ ನಮಗ್ ಹೇಳ್ಕೊಟ್ಟಿದ್ರು, ಗಾಂಧೀಜಿ ಸ್ಪೆಷಲ್ ಯಾಕೆ ಧೋತಿ ಉಟ್ಕೊಂಡ್ರು ಅನ್ನೋ ಒಂದು ಟಾಪಿಕ್ ಇತ್ತು. ಹೋಗ್ಲಿ ಯಾಕೆ ಹೇಳ್ರಿ.
0: ಓಕೆ ಮಾ, ಥ್ಯಾಂಕ್ ಯು. ನಮ್ ಅಂದ್ರೆ ಅರ್ಥ ಮಾಡ್ಕೊಂಡ್ರಿ ನಮ್ಮ ಸಿಚುಯೇಷನ್ ನ, ನಮಗೆ ಖುಷಿ ಆಗ್ತದೆ. ಓಕೆ, ಈಗ ಗಾಂಧೀಜಿ ಅವರ ಮೇಲೆ ತೀವ್ರ ಪ್ರಭಾವ ಬೀರಿದ ಲಿಯೋ ಟಾಲ್ಸ್ಟಾಯ್ ಅವರ ಪುಸ್ತಕದ ಹೆಸರೇನು?
2: ಗೊತ್ತಿಲ್ಲ ಮೇಡಮ್.
0: ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಈಗ ಗಾಂಧೀಜಿ ಅವರು ಕೊನೆ ಉಸಿರು ಎಳೆಯುವಾಗ ಅಂದ್ರೆ ಹೇಳಿದ ಕೊನೆಯ ಮಾತು ಯಾವುದು? ಕೊನೆಯ ಮಾತು, ಗಾಂಧೀಜಿ ಅವರು ಕೊನೆ ಉಸಿರು ಎಳೆಯುವಾಗ ಕೊನೆಯ ಮಾತು?
2: ಅಹಿಂಸಾ ಪರಮ ಧರ್ಮ.
0: ಇಲ್ಲ ಇಲ್ಲ, ಎರಡೇ ಎರಡು ಅಕ್ಷರ ಅದು, ಅಂದ್ರೆ ಎರಡೇ ಪದ.
2: ಶ್ರೀರಾಮ.
0: ಹೇ ರಾಮ್.
2: ಹೇ ರಾಮ್.
0: ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಸುಧಾ ಅವರು ಕರೆಕ್ಟ್ ಆಗಿ ಆನ್ಸರ್ ನ ಮಾಡಿದ್ರು. ಶ್ರೀರಾಮ್ ಅಂತ ಹೇಳಿದ್ರು, ಬಟ್ ಅದು ಹೇ ರಾಮ್, ಅದು ಕನ್ಫ್ಯೂಷನ್ ಆಗತ್ತೆ, ಬಟ್ ಹೇ ರಾಮ್ ಅಂತಾನೆ ಹೇಳಿದ್ದು ಅಂತ ಅನ್ಕೊಳ್ಳೋದು. ಈಗ ನೆಕ್ಸ್ಟ್ ಕಾಲರ್ ಅವರು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ, ಓಕೆ ಎಸ್, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಬ್ಯುಸಿ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಎಸ್, ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ
3: ಹಲೋ ಮೇಡಮ್, ಅರೆ ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪರೇ, ರೆಡಿನಾ ಪ್ರಶ್ನೆಗೆ?
3: ಇವತ್ತು ಇಷ್ಟೊತ್ತರೆಗೂ ಯೋಚನೆ ಮಾಡ್ತಾ ಇದ್ದದ್ದು ಏನಂತಂದ್ರೆ, ನಾನು ಕರೆ ಮಾಡಿದ್ಮೇಲೆ ಏನಾದ್ರೂ ಹೇಳಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದಪ್ಪ ಅಂತ ಅದೇ ಯೋಚನೆಯಲ್ಲೇ ನಾನು.
0: ಪಾಸ್ ಅಂತ ಹೇಳ್ಬಿಡಿ ಅಷ್ಟೇ, ಪ್ರಶ್ನೆ ಪಾಸ್ ಮೇಡಮ್ ಅರೆ ಅಂತ ಅನ್ಬಿಡ್ರಿ.
3: ಹೌದು ಮೇಡಮ್ ಅರೆ, ಮೊದಲನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೂ ಗಾಂಧೀಜಿ ಅವ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ
0: ನಿಮ್ಗೂ ಕೂಡಪ್ಪ. ಪ್ರಶ್ನೆಗೆ ರೆಡಿನಾ?
3: ಖಂಡಿತ.

0: ಓಕೆ, ನೋಬೆಲ್ ಶಾಂತಿ ಪ್ರಶಸ್ತಿಗೆ ಮಹಾತ್ಮ ಗಾಂಧೀಜಿಯವರು ಒಟ್ಟು ಎಷ್ಟು ಬಾರಿ ನಾಮನಿರ್ದೇಶನಗೊಂಡಿದ್ರು?
1: ಸರಿಯಾಗಿ ಗೊತ್ತಿಲ್ಲ ಮೇಡಮ್, ಅರೆ ನಾಲ್ಕು ಸರಿ ಇರ್ಬೋದು ಅನ್ಸುತ್ತೆ.
0: ಓಕೆ, ನಾಲ್ಕಲ್ಲ ಐದು ಬಾರಿ. ಐದು ಬಾರಿಗೆ ನಮ್ಮ ನೋಬೆಲ್ ಶಾಂತಿ ಪ್ರಶಸ್ತಿ ನಮ್ಮ ಗಾಂಧೀಜಿಯವರಿಗೆ ಸಿಕ್ತು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಕಿನ್ನ ಮುಂಚೆ ನಮ್ಮ ಕೇಳುಗರು ಕೂಡ ಆನ್ಸರ್ನ ನೀಡ್ತಾ ಇದ್ದಾರೆ. ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು ಹೇ ರಾಮ್ ಅಂತ ಆನ್ಸರ್ನ ಕೊಟ್ಟಿದ್ದಾರೆ. ಹೇ ರಾಮ್ ಹರೇ ಕೃಷ್ಣ, ಹರೇ ರಾಮ್ ಹರೇ ಕೃಷ್ಣ ಅಂತ ಹೇ ರಾಮ್ ಅದು. ಓಕೆನಾ, ಈಗ ನೆಕ್ಸ್ಟು ಹಾಗೆ ನಮ್ಮ ಸೋಮಶೇಖರ್ ಅವರು ಕೂಡ ಆನ್ಸರ್ ಕೊಟ್ಟಿದ್ದಾರೆ ಹೇ ರಾಮ್ ಅಂತ. ನೆಕ್ಸ್ಟ್ ರಾಘವೇಂದ್ರ ಅವರು ಕೂಡ ಇಲ್ಲ, ಆಶ್ರಮ ಉದಯವಾಣಿ ಅಂತ ತಿಳಿಸಿದ್ದಾರೆ, ತಪ್ಪು. ಕಲ್ಪನಾ ಅವರು ಕೂಡ ಸೆಕೆಂಡ್ ಕ್ವೆಶನ್ ಆನ್ಸರ್ ಸಾಬರಮತಿ ಅಂತ ಹೇಳಿದ್ದಾರೆ, ಅದು ಸರಿಯಾದ ಉತ್ತರ. ಓಕೆ, ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಎಸ್. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ಅಲ್ಲಿರ್ಗೂ ಎಲ್ಲೂ ಹೋಗ್ಬಿಡಿ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
3: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
2: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
3: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
4: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
4: 900085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಮ್ಮ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ನಿಮಗೆ ಕ್ವಿಜ್ ಕೇಳ್ತಾ ಇದೆ. ಕ್ವಿಜ್ ಅಂದ ತಕ್ಷಣ ಎಲ್ಲರೂ ಶಾರ್ಪ್ ಆಗಿ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ. ನಮ್ಮ ಕೇಳುಗರು ಬ್ಯುಸಿ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈಗ ಪ್ರಶ್ನೆಯನ್ನು ಕೇಳ್ತಿರ್ತೀನಿ, ಹಾಗೆ ಮಧ್ಯದಲ್ಲಿ ಕತೆಗಳನ್ನು ಕೂಡ ನಾನು ಹೇಳ್ತೀನಿ. ಒಂದೊಂದೇ ಸಣ್ಣ ಸಣ್ಣ ಕತೆಗಳು, ನಾವು ಸಣ್ಣವರಿದ್ದಾಗ ನಾವು ಕೇಳಿರುವಂತಹ ಕತೆಗಳನ್ನು ನಾನು ನಿಮಗಿವತ್ತು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ಪ್ರಶ್ನೆ ಕೇಳ್ತಾ ಕತೆಯನ್ನು ಮುಂದುವರ್ಸ್ಲೋ ಅಥವಾ ಕತೆಯನ್ನು ಕೇಳಿ ಪ್ರಶ್ನೆಯನ್ನು ಮುಂದುವರ್ಸ್ಲೋ ಅಂತ ಕನ್ಫ್ಯೂಷನ್ ಆಗ್ತಿದೆ. ಎನಿವೇಸ್, ಈಗ ನಾನು ಪಟ್ಟಂತ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ, ಉತ್ತರವನ್ನು ನೀವು ನನ್ನ ಕತೆಯನ್ನು ಕೇಳ್ತಾ ನೀವು ಉತ್ತರವನ್ನು ಕೊಡ್ಬೋದು ಅಂತ ಹೇಳ್ತಾ. ಪ್ರಶ್ನೆ ಏನಪ್ಪ ಅಂತಂದರೆ, ಎಸ್, ಲಂಡನ್ನಲ್ಲಿದ್ದಾಗ ಸಸ್ಯಾಹಾರವನ್ನು ಪ್ರಚೋದಿಸಲ್ಪಡಿಸಲು ಗಾಂಧೀಜಿಯವರು ಸೇರಿದ್ದ ಸಂಸ್ಥೆ ಯಾವುದು? ಎಸ್. ಈಗ ನೆಕ್ಸ್ಟು ಒಬ್ರು ಕಾಲರ್ ಅವ್ರು ರೆಡಿ ಇದ್ದಾರೆ, ಬನ್ನಿ ಅವರಿಗೆ ಬೇರೆ ಪ್ರಶ್ನೆ ಕೇಳೋಣ. ಹಲೋ, ಹಲೋ, ನಮಸ್ತೆ. ಓಕೆ, ವಿಶ್ವಾಸ್ ಅವರೇ, ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ, ನಿಮ್ಮ ಬ್ಯಾಕ್ ಗ್ರೌಂಡ್ ರೇಡಿಯೋ ಮಾಡಿದ್ರಾ? ಓಕೆ, ರೆಡಿನ ಪ್ರಶ್ನೆಗೆ. ಗಾಂಧೀಜಿಯವರ ಪ್ರಸಿದ್ಧ ಆತ್ಮಚರಿತ್ರೆ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು? ಸೂಪರ್. ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ ಹೇಳಿ
11: ಮೇಡಮ್. ಒಂದೇ ಒಂದು ಕುಸಂಗ ಹೇಳ್ತೀನಿ ಮೇಡಮ್. ಮೇಡಮ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ತುಂಬಾ ಮಾತ್ರ ತುಂಬಾ ಖುಷಿ ಆಗತ್ತೆ. 65 ಇಸ್ವಿಯಲ್ಲಿ ಪಾಕಿಸ್ತಾನದಲ್ಲೇ ನಮ್ಮ ಯುದ್ಧ ಮಾಡಕ್ ಹೋದಾಗ ನಮ್ಮವ್ರಿನ್ನೇನು ಲಾಹೋರಿಗೆ ಲಗ್ಗೆ ಇಟ್ಟು ಇನ್ನೇನು ಅದನ್ನ ಕಬ್ಸಾ ಮಾಡ್ಬೇಕು ಅಂತ ಪರಿಸ್ಥಿತಿ ಉಂಟಾದಾಗ ಇನ್ನೇನು ಮಾಡ್ಕೊಳಂತ ತಂತ್ರದಲ್ಲಿದ್ದಾಗ ವಿಶ್ವಸಂಸ್ಥೆಗೆ ಹೋಗಿ ಅವ್ರ ಅಡ್ಡ ಬಂದು ವಾಪಸ್ ತಗೊಳ್ಳಿ ಹಂಗೆ ಹಿಂಗೆ ಅಂದಾಗ ಆಗಿನ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಆಹಾರ ಉತ್ಪನ್ನಗಳು ಭಾರಿ ಕಡಿಮೆ ಇತ್ತು ಮೇಡಮ್. ಹಂಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಡೀ ದೇಶಕ್ಕೊಂದು ಕುರಿತ ಒಂದು ಹೇಳಿಕೆ ಕೊಡ್ತಾರೆ ಮೇಡಮ್. ಎಲ್ಲರೂ ಸಹ ಒಂದು ತೂಟ ಬಿಟ್ಟರೆ ನಮ್ಮ ಇಡೀ ಆ ಒಂದು ತೂಟ ಊಟನ ನಾವು ಯುದ್ಧದಲ್ಲಿ ಮಾಡೋರಿಗೆ ಅರ್ಪಣೆ ಮಾಡೋದಲ್ಲ ಅಂತ ಹೇಳುವ ಮೂಲಕ ಅವ್ರ ದೇಶ ಪ್ರೇಮ ಇದ್ ಮಾಡಿದ್ರು ಮೇಡಮ್, ತಮ್ಮ ಅರ್ಪಣೆ ಮಾಡಿದ್ರು. ಮತ್ತೆ ಸರಳ ಅಂದ್ರೆ ಸರಳ ಜೀವಿ ಮೇಡಮ್, ನನಗೆ ಖುಷಿ ಅನ್ಸತ್ತೆ ಕಾಲ್ ಸಿಕ್ಕಿದ್ದು. ಒಂದು ಫಸ್ಟ್ ಅಟೆಂಪ್ಟ್ ಕಾಲ್ ಸಿಕ್ತು, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಶೀರ್ವಾದ ಸಿಕ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ ಆಹಾರದ ಬಗ್ಗೆ ಅವ್ರಿಗೆ ಇದ್ದ ಮತ್ತೆ ಅದ್ರ ಬಗ್ಗೆ ಅವ್ರಿಗೆ ಒಲವಿತ್ತಲ್ಲ ಮತ್ತೆ ಕಾಳಜಿ ಇತ್ತಲ್ಲ, ಖುಷಿ ಅನ್ಸತ್ತೆ, ತುಂಬಾ ಖುಷಿ ಆಯ್ತು ಮೇಡಮ್.
0: ಥ್ಯಾಂಕ್ ಯು ವಿಶ್ವಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ಸ್ಪಿರಿಟ್ ಅಂದ್ರೆ ಇದಪ್ಪ ನಮ್ಮ ವಿಶ್ವಾಸ್ ಅವರು. ಅಂದ್ರೆ ಅವ್ರು ಯಾವಾಗ್ಲೂ ಬೈಕೊಳ್ತಾ ಇದ್ರು, ಮೇಡಮ್ ನಂಗೆ ಕಾಲೇ ಸಿಗಲ್ಲ, ಎಷ್ಟು ಬೇಜಾರಾಗ್ತಾ ಇರತ್ತೆ ಅಂತ. ಬಟ್ ಇವತ್ತು ಖುಷಿಯಾಗಿ ಕರೆ ಸಿಕ್ಕಿದ ಖುಷಿಯಲ್ಲಿ ಅವರು ಒಂದು ಒಳ್ಳೆ ಮಾಹಿತಿಯನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾಯ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಒಳ್ಳೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ. ಓಕೆ ಓಕೆ, ಈಗ ಮತ್ತೊಂದು ಪ್ರಶ್ನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಗಾಂಧೀಜಿಯವರ 1909 ಹಡಗಿನಲ್ಲಿ ಪ್ರಯಾಣಿಸುವಾಗ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಸಣ್ಣ ಪುಸ್ತಕ ಯಾವುದು? ಪ್ರಶ್ನೆ ಮತ್ತೊಮ್ಮೆ. 1909 ಹಡಗಿನಲ್ಲಿ ಪ್ರಯಾಣಿಸುವಾಗ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಸಣ್ಣ ಪುಸ್ತಕ ಯಾವುದು? ಉತ್ತರವನ್ನ ನೀವು ಕೊಡಬಹುದು. ಹಾಗೆ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
12: ಹಲೋ, ನಮಸ್ತೆ.
0: ನಮಸ್ತೆ ವೀನಾ ಮೇಡಮ್.
12: ನಮಸ್ತೆ ಅಪ್ಪ. ಪ್ರಶ್ನೆ ಏನೋ ಕೇಳಿದ್ರಲ್ಲ, ಪ್ಲೀ ಫಾರ್ ವೆಜಿಟೇರಿಯಮ್ ಅನ್ನೋ ಪುಸ್ತಕವನ್ನು ಓದಿ ಅವರು ಸಸ್ಯಾಹಾರದ ಪ್ರಚುರ
0: ನೋಡಿದ್ರಪ್ಪ.
12: ಹೌದಾ,
0: ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ರಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ರೆಡಿನಾ?
12: ಹೌದಮ್ಮ.
0: 1909 ಹಡಗಿನಲ್ಲಿ ಪ್ರಯಾಣಿಸುವಾಗ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಸಣ್ಣ ಪುಸ್ತಕದ ಹೆಸರು ಯಾವುದು?
12: ಮೈ ಟ್ರೂತ್ ಏನೋ ಬರುತ್ತೆ, ಮೈ ಲೈಫ್ ಟ್ರೂತ್ ಏನೋ
0: ಬರುತ್ತೆ. ಅದಲ್ಲ, ಅದಲ್ಲ. ಇದು ಪಾಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
12: ಓಕೆ, ಥ್ಯಾಂಕ್
0: ಯು. ಓಕೆ, ಎಸ್. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ, ಹಲೋ, ಹಲೋ. ಇವತ್ತು ಬರೀ ನಾನು ಹಲೋ ಹಲೋ ಅನ್ನೋದೇ ಆಯ್ತು, ಕೇಳಿಸ್ಕೊಳ್ತಾ ಇರ್ತೀರಾ ನನ್ನ ಧ್ವನಿಯನ್ನ. ಹಾಗೆ ನೀವು ಕೂಡ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೋದು ಸ್ನೇಹಿತರೆ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
13: ಹಲೋ,
0: ನಮಸ್ತೆ.
13: ನಮಸ್ಕಾರ ಮೇಡಮ್, ಹೇಳಿ ಮೇಡಮ್.
0: ಉಚ್ಚೇಗೌಡ ಸರ್ ರೆಡಿನಾ?
13: ರೆಡಿ ಮೇಡಮ್. ನಾಷ್ಟ ಆಯ್ತು ಮೇಡಮ್?
0: ಹೇಳಿ.
13: ನಾಷ್ಟ ಆಯ್ತಾ ನಿಮ್ದು?
0: ನಾಷ್ಟ ಆಯ್ತು. ಈಗ
13: ಗಾಂಧಿ ಜಯಂತಿ ಪ್ರಯುಕ್ತ ನಿಮಗೆ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಎಫ್ಎಂ ಬಳಗದವರು, ಶ್ರೋತೃಗಳು, ನಿಲಯದ ನಿರ್ದೇಶಕರು ಆದ್ರೆ ಎಲ್ಲರಿಗೂ ನಮಸ್ಕಾರ ಮೇಡಮ್.
0: ತಮಗೂ ಕೂಡ ನಮಸ್ಕಾರ ಸರ್. ಓಕೆ, ಪ್ರಶ್ನೆಗೆ ರೆಡಿನಾ?
13: ಮೇಡಮ್, ನಿಮ್ಮ ಪ್ರಶ್ನೆಗೆ ಉತ್ತರ ನಾನೇ ಹೇಳ ಮೇಡಮ್.
0: ಹೇಳಿ.
13: ಸತ್ಯಾಗ್ರಹ ಆಶ್ರಮ ಮೇಡಮ್.
0: ಅಲ್ಲ, ನಮ್ಮ ಪ್ರಶ್ನೆ ಏನ್ ಕೇಳಿದೆ?
13: ಅದೇ ನದಿ ದಡದಲ್ಲಿ, ನದಿ ದಡದಲ್ಲಿ ಒಂದು ಆಶ್ರಮ ಕಟ್ಟಿದಾರೆ, ಹೆಸರು ಇಕ್ಕಿದಾರಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು.
0: ಅದು ಸಾಬರಮತಿ ಆಶ್ರಮ, ಸಾಬರಮತಿ ಆಶ್ರಮ ಅದು. ಓಕೆನಾ?
13: ಸತ್ಯಾಗ್ರಹ ಆಶ್ರಮ.
0: ಪ್ರಶ್ನೆ ಇವಾಗ ಚೇಂಜ್ ಆಗ್ತಾ ಇರುತ್ತೆ, ನೀವು ಸ್ವಲ್ಪ ಟ್ಯೂನ್ ಅಲ್ಲಿ ಇದ್ರೆ. ಓಕೆನಾ? ಇವಾಗ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು ಯಾವ್ದಪ್ಪ ಅಂದ್ರೆ. ಓಕೆ, ಓಕೆ, ಓಕೆ. 1909 ಹಡಗಿನಲ್ಲಿ ಪ್ರಯಾಣಿಸುವಾಗ ಗಾಂಧೀಜಿಯವರು ಬರೆದ ಪ್ರಸಿದ್ಧ ಸಣ್ಣ ಪುಸ್ತಕ ಯಾವುದು?
13: ಓಕೆ,
0: ಪಾಸ್ ಮಾಡೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
13: ಓಕೆ,
0: ಎಸ್. ನಮ್ಮ ಹುಚ್ಚೇಗೌಡ ಸರ್ ಅವರು ಪಾಸ್ ಮಾಡಿದ್ದಾರೆ ಕ್ವೆಶನ್ನ. ಆದರೆ ನಮ್ಮ ಕೇಳುಗರು ಸಖತ್ತಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಎಸ್, ಸೋಮಶೇಖರ್ ಅವರು, ಎಂ ಯು ಸೋಮಶೇಖರ್ ಅವರು, ಹಾಗೆ ರಾಘವೇಂದ್ರ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಹಿಂದ್ ಸ್ವರಾಜ್ ಅವರು. ಹಿಂದ್ ಸ್ವರಾಜ್ ಪುಸ್ತಕವನ್ನು ನಮ್ಮ ಗಾಂಧೀಜಿಯವರು ಹಡಗಿನಲ್ಲಿ ಪ್ರಯಾಣಿಸುವಾಗ ಈ ಒಂದು ಪುಸ್ತಕವನ್ನು ಬರೆದಿದ್ದುಂಟು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
14: ಗುಡ್ ಮಾರ್ನಿಂಗ್ ಸರ್ ಮೇಡಮ್.
0: ಗುಡ್ ಮಾರ್ನಿಂಗ್ ಕೃಷ್ಣಪ್ಪ ಸರ್, ಪ್ರಶ್ನೆಗೆ ರೆಡಿನಾ?
14: ರೆಡಿ ಮೇಡಮ್. ಮೇಡಮ್, ಸಣ್ಣ ಪುಸ್ತಕ ಗೊತ್ತಿಲ್ಲ.
0: ಓಕೆ. ಈಗ ಗಾಂಧೀಜಿಯವರು ಗುಜರಾತಿ ಭಾಷೆಯಲ್ಲಿ ನಡೆಸುತ್ತಿದ್ದ ಪ್ರಸಿದ್ಧ ವಾರಪತ್ರಿಕೆ ಯಾವುದು?
14: ವಾರಪತ್ರಿಕೆ.
0: ಹೌದು ಹೌದು, ಅದಕ್ಕೇನೆ ಅದು ಇವತ್ತು ಕ್ವೆಶನ್ ಅಂಡ್ ಆನ್ಸರ್. ಇವತ್ತು ನಮಗೂ ಎಲ್ಲ ಮರ್ತಾ ಇರುತ್ತೆ. ನಾವು ನಿಮ್ ಜೊತೆಗೆ ರಿವಿಷನ್ ಮಾಡಿದ್ದಾಯ್ತು. ನಾವು ಖಂಡಿತ ಖಂಡಿತ ಖಂಡಿತ ಸರ್,
14: ಓಕೆನಾ?
0: ಪಾಸ್ ಮಾಡೋಣ. ಸರಿ ಸರ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಓಕೆ, ಕೃಷ್ಣಪ್ಪ ಸರ್ ಅವರು ಇಲ್ಲ ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಈ ಕ್ವೆಶನ್ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಗಾಂಧೀಜಿಯವರು ಗುಜರಾತಿ ಭಾಷೆಯಲ್ಲಿ ನಡೆಸುತ್ತಿದ್ದ ಪ್ರಸಿದ್ಧ ವಾರಪತ್ರಿಕೆ ಯಾವುದು? ಯೋಚನೆ ಮಾಡ್ತಾ ಇರಿ. ಹಾಗೆ ನಾನೊಂದು ಇವಾಗ ನಿಮ್ಮೆಲ್ಲರಿಗೂ ಒಂದು ಪುಟ್ಟ ಕಥೆಯನ್ನು ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾವು ಸುಮಾರು ನಮ್ಮ ಅಂದರೆ ಈಗ ಶಾಲೆಯಲ್ಲಿ ಕಲಿತಾ ಇದ್ದಂತಹ ಓದು ಬರಹ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ಟೆಕ್ಸ್ಟ್ ಬುಕ್ಸಲ್ಲಿ ನಾವು ನೋಡ್ತಾ ಇರ್ತೀವಿ, ಕಥೆಗಳು ಚಿಕ್ಕ ಚಿಕ್ಕದಾಗಿ ಕೊಡ್ತಾಯಿದ್ರು. ಹಾಗೆ ನಮ್ಮ ಟೀಚರ್ಸ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ನನಗಿದ್ದಂತಹ ಒಂದೆರಡು ಕಥೆಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಈಗ ಒಮ್ಮೆ ಗಾಂಧೀಜಿಯವರು ಚಲಿಸ್ತಾ ಇರೋ ರೈಲು ಹತ್ತಬೇಕಾದ್ರೆ ಅವರ ಒಂದು ಕಾಲಿನ ಚಪ್ಪಲಿ ಜಾರಿ ಕೆಳಗೆ ಹಳಿ ಮೇಲೆ ಬಿತ್ತು. ರೈಲು ಮುಂದಕ್ಕೆ ಚಲಿಸ್ತಾ ಇತ್ತು. ತಕ್ಷಣ ಗಾಂಧೀಜಿಯವರು ಏನು ಮಾಡಿದ್ರು ಗೊತ್ತಾ? ಸೊ ತಮ್ಮ ಇನ್ನೊಂದು ಕಾಲಲ್ಲಿದ್ದ ಚಪ್ಪಲಿಯನ್ನು ತೆಗೆದು ಹೊರಗೆ ಎಸ್ಬಿಟ್ರು, ಅಂದರೆ ಬಿಸಾಕಿದ್ರು. ಜೊತೆಯಲ್ಲಿದ್ದವರು, ಅಯ್ಯೋ ಬಾಪು, ಅದ್ಯಾಕೆ ಇನ್ನೊಂದು ಚಪ್ಪಲಿಯನ್ನು ಎಸೆದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಗಾಂಧೀಜಿಯವರು ನಗ್ತಾ ಹೇಳ್ತಾರೆ, ನನ್ನ ಹತ್ತಿರ ಒಂದೇ ಒಂದು ಚಪ್ಪಲಿ ಇದ್ದು ಉಪಯೋಗವಿಲ್ಲ, ಆ ಕೆಳಗೆ ಬಿದ್ದ ಚಪ್ಪಲಿ ಸಿಕ್ಕಿದವನಿಗೆ ಆ ಎರಡನೇ ಚಪ್ಪಲಿಯೂ ಸಿಕ್ಕಿದ್ರೆ ಅವನಿಗೆ ಒಂದು ಪೂರ್ತಿ ಜೋಡಿಯಾಗಿ ಸಿಗುತ್ತೆ ಚಪ್ಪಲಿ. ಈ ಒಂದು ಸಂದರ್ಭದಲ್ಲಿ ಅವರು ಈ ಮಾತನ್ನು ಹೇಳಿದ ಕೂಡಲೇ ಎಷ್ಟು ಖುಷಿಪಟ್ಟರು ಸ್ನೇಹಿತರು, ಅವ್ರ ಜೊತೆ ಇದ್ದಂತಹ ಸ್ನೇಹಿತರು ಅಂತಂದರೆ ಅಲ್ವಾ ಸ್ನೇಹಿತರೆ. ಈಗ ನಾನು ನಿಮಗೆ ಈ ಒಂದು ಕಥೆಯನ್ನು ತಿಳಿಸ್ತಾ ನನಗೆ ನೆನಪಾಗಿದ್ದು ಹೀಗೆ, ನಮಗೇನಾದರೂ ನಷ್ಟ ಆದಾಗ ನಾವಿಬ್ಬರು ಬೇಸರ ಪಡ್ತೀವಿ, ಆದರೆ ಏನೋ ಏನು ಆ ಒಂದು ಕ್ಷಣದಲ್ಲಿ ಆ ನಮ್ಮ ಬಾಪು ಅವರು ಆ ಕ್ಷಣದಲ್ಲೂ ಕೂಡ ಬೇರೆಯವರ ಉಪಯೋಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಈ ಒಂದು ಲೈನ್ಸ್ ತುಂಬಾ ನಂಗೆ ಖುಷಿ ಕೊಟ್ಟಿದ್ದಂತಹ ಒಂದು ಏನು ಕತೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಅವರು ಕರೆ ಮಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಹಲೋ
15: ಹಲೋ,
0: ನಮಸ್ತೆ.
15: ನಮಸ್ತೆ ಮೇಡಮ್.
0: ಅನಂತರಾಜು ಸರ್, ರೆಡಿನಾ ಕ್ವಶನ್ಗೆ? ಪ್ರಶ್ನೆ, ನಿಮ್ಮ ಪ್ರಶ್ನೆ ಹೀಗಿದೆ, ಗಾಂಧೀಜಿ ಅವರ ಪ್ರಸಿದ್ಧ ದಂಡಿ ಯಾತ್ರೆ ಪ್ರಾರಂಭವಾದ ದಿನಾಂಕ ಯಾವುದು? ಪಾಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
15: ಓಕೆ
0: ಓಕೆ ಸ್ನೇಹಿತರೆ, ನಮ್ಮ ಮೊದಲ ಪ್ರಶ್ನೆ ಕೇಳಿದ್ದು ಏನು ಅಂದರೆ, ನಾನು ಗಾಂಧೀಜಿಯವರು ಗುಜರಾತಿ ಭಾಷೆಯಲ್ಲಿ ನಡೆಸ್ತಾ ಇದ್ದ ಪ್ರಸಿದ್ಧ ವಾರಪತ್ರಿಕೆ ಯಾವುದು ಅಂತ ನವಜೀವನ್ ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ ನಮ್ಮ ನಾಗರಾಜ್ ಅವರು ಕಲಬುರಗಿಯಿಂದ, ಕರೆಕ್ಟ್ ಆದಂತಹ ಆನ್ಸರ್. ಹಾಗೆ ಬೀನಾ ವಸಂತ್ ಅವರು ಕೂಡ ಕರೆಕ್ಟ್ ಆದಂತಹ ಆನ್ಸರ್ ಕೊಟ್ಟಿದ್ದಾರೆ. ಸೋಮಶೇಖರ್ ಸರ್ ಕೂಡ ಕರೆಕ್ಟ್ ಆದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮೂರು ಜನಕ್ಕೂ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಎಸ್, ಯಾರೆಲ್ಲ ಭಾಗವಹಿಸಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಸ್ನೇಹಿತರೆ, ಪ್ರಶ್ನೆ ಏನೇ ಇದ್ರೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಖುಷಿ ಆಗ್ತಾ ಇದೆ. ಹಾಗೆ ನಾನು ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ಗಾಂಧೀಜಿಯವರು ಹೇಳಿದ ಒಂದು ಮಾತು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಏನಪ್ಪ ಅಂದರೆ, ನಾವು ಜಗತ್ತಿನಲ್ಲಿ ಯಾವ ಬದಲಾವಣೆಯನ್ನು ನೋಡಬಯಸ್ತೇವೋ ಆ ಬದಲಾವಣೆ ಮೊದಲು ನಮ್ಮಿಂದಲೇ ಶುರು ಆಗಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಸೊ ನಾವು ಕೂಡ ಪ್ರತಿಯೊಬ್ಬರೂ ನಮ್ಮ ದಿನನಿತ್ಯದ ಜೀವನದಲ್ಲಿ ಸತ್ಯ, ಅಹಿಂಸೆ, ನಿಸ್ವಾರ್ಥ ಸೇವೆ ಮತ್ತು ನಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಅದೇ ನಾವು ಗಾಂಧೀಜಿಯವರಿಗೆ ಕೊಡುವ ನಿಜವಾದ ಗೌರವ ಹಾಗೂ ಶ್ರದ್ಧಾಂಜಲಿ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೂ ಕೂಡ ಇವತ್ತು ಅವರಿಗೆ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅವತ್ತು ನಮ್ಮ 25th ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನು ಬರೆಯೋದಕ್ಕೆ, ಕಥೆಯನ್ನು ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನು ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ, ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನು ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಆ ಕಥೆಯನ್ನು ನಿಮಗೆ ಕೂಡ ಹೇಳೋಣ, ನಿಮ್ಮ ಜೊತೆ ಕೂಡ ಕಥೆಯನ್ನು ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನು ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನು ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ. ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅನ್ಸುತ್ತೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ರಂಗಾಯಣದಲ್ಲಿ ರೆಪರ್ಟರಿಗೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇಬ್ಬರು ಮಹಿಳಾ ಕಲಾವಿದರು ಮತ್ತು ಇಬ್ಬರು ಪುರುಷ ಕಲಾವಿದರನ್ನು ಹಾಗೂ ಒಬ್ಬ ಸಂಗೀತ ಸಂಯೋಜಕರು ಪಕ್ಕವಾದ್ಯಗಾರರನ್ನ ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಯನ್ನು ಕರೆಯಲಾಗಿದೆ. ಕಲಾವಿದರ ನೇಮಕದ ನಿಬಂಧನೆಗಳು, ಆಯ್ಕೆಯಾದ ಕಲಾವಿದರು ರೆಪರ್ಟರಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲಾ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ ಮೊದಲನೇ ವರ್ಷ ಮಾಸಿಕ ರೂ 18,000, ಈಗಾಗಲೇ ರಂಗಾಯಣಗಳಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸುವವರಿಗೆ ಮಾಸಿಕ 20,000 ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ತೆಯನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಕಲಾವಿದರೇ ಮಾಡಿಕೊಳ್ಳಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ತಂತ್ರಜ್ಞರಿಗೆ ಸಂಚಿತ ವೇತನ, ಕ್ರೋಢೀಕೃತವಾಗಿ ಮಾಸಿಕ ರೂ 25,000 ನೀಡಲಾಗುವುದು. ಇತರೆ ಯಾವುದೇ ಭತ್ಯಗಳು ಇರುವುದಿಲ್ಲ. ಊಟ ವಸತಿ ವ್ಯವಸ್ಥೆಯನ್ನ ತಂತ್ರಜ್ಞರೇ ಮಾಡಬೇಕು. ತಂತ್ರಜ್ಞರು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ನಿರ್ವಹಿಸದೆ ಇದ್ದಲ್ಲಿ ಅವರ ನೇಮಕವನ್ನು ಯಾವುದೇ ಸಂದರ್ಭದಲ್ಲಿ ರದ್ದುಗೊಳಿಸಲು ಅಧಿಕಾರ ರಂಗ ಸಮಾಜಕ್ಕೆ ಇರುತ್ತದೆ. ಆಸಕ್ತ ಕಲಾವಿದರು ಭರ್ತಿ ಮಾಡಿದ ಅರ್ಜಿಯನ್ನ 8 ಸಂಜೆ 5:30 ಆಡಳಿತಾಧಿಕಾರಿಗಳು ರಂಗಾಯಣ ಸುವರ್ಣ ಸಂಸ್ಕೃತಿ ಭವನ, ಅಶೋಕನಗರ, ಹೆಲಿಪ್ಯಾಡ್ ಹಿಂಭಾಗ, ಶಿವಮೊಗ್ಗ 5772201 ಈ ಸಂಖ್ಯೆಗೆ ಖುದ್ದಾಗಿ ಅಥವಾ ಇಮೇಲ್ ವಿಳಾಸ ADMN.Rangayana.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಗಾಂಧೀಜಿಯವರ ಕುರಿತಾದ ಕಥೆಯನ್ನ ಹೇಳ್ತಾ ಇದ್ದೆ. ಆಗ್ಲೇ ಒಂದು ಕಥೆಯನ್ನ ಹೇಳ್ತಾ ಇದ್ದೆ, ಹಾಗೆ ಪ್ರಾಮಾಣಿಕತೆಗೆ ಉದಾಹರಣೆಯಾದಂತಹ ಒಂದು ಕಥೆ. ಗಾಂಧೀಜಿಯವರು ಬಾಲ್ಯದಿಂದಲೇ ಎಷ್ಟು ಪ್ರಾಮಾಣಿಕರಾಗಿದ್ರು ಅನ್ನೋದನ್ನ ಹೇಳುವಂತಹ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಮುಂದುವರೆಸೋಣ. ಈಗ ಇನ್ನೊಂದು ಕಥೆ ನಿಮಗಾಗಿ ಹೇಳ್ತಾ ಇದ್ದೀನಿ. ಕಥೆಯ ಶೀರ್ಷಿಕೆ ಶಾಲೆಯ ಪರೀಕ್ಷೆ ಮತ್ತು ಗಾಂಧೀಜಿಯವರ ಪ್ರಾಮಾಣಿಕತೆ ಅಂತ ಹೇಳಿ. ಮೋಹನ್ ದಾಸರು ಅಂದ್ರೆ ಗಾಂಧೀಜಿಯವರು ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಒಮ್ಮೆ ಅವರ ಶಾಲೆಗೆ ಇಂಗ್ಲೆಂಡ್ನಿಂದ ಜೇಲ್ಸ್ ಎಂಬ ಶಾಲಾ ಇನ್ಸ್ಪೆಕ್ಟರ್ ತಪಾಸಣೆಗೆ ಬಂದಿದ್ರು. ವಿದ್ಯಾರ್ಥಿಗಳು ಶೈಕ್ಷಣಿಕ ಮಟ್ಟವನ್ನ ಪರೀಕ್ಷಿಸಲು ಅವರು 5 ಇಂಗ್ಲಿಷ್ ಪದವನ್ನ ಡಿಕ್ಟೇಷನ್ ಬರೆಯಲು ಕೊಟ್ರು. ಅವುಗಳಲ್ಲಿ ಒಂದು ಕೆಟಲ್ ಎಂಬ ಪದವನ್ನ ಕೊಟ್ರು. ಬಾಲಕ ಮೋಹನ್ದಾಸನಿಗೆ ಆ ಪದದ ಸರಿಯಾದ ಸ್ಪೆಲ್ಲಿಂಗ್ ಅಂದ್ರೆ ಕಾಗುಣಿತ ತಿಳಿದಿರಲಿಲ್ಲ. ಅವರು ತಪ್ಪಾಗಿ ಬರೆದ್ರು. ಇದನ್ನ ಗಮನಿಸಿದ ಅವರ ತರಗತಿ ಶಿಕ್ಷಕರು ಮೋಹನ್ದಾಸನ ಪಕ್ಕಕ್ಕೆ ಬಂದು ಬೂಟಿನಿಂದ ಮೆಲ್ಲಕ್ಕೆ ತಟ್ಟಿ ಸನ್ನೆ ಮಾಡಿದ್ರು. ಪಕ್ಕದ ಹುಡುಗನ ಸ್ಲೇಟ್ ನೋಡಲು, ನಕಲು ಮಾಡಿ ಪದವನ್ನ ತಿದ್ದಿಕೊಳ್ಳಲು ಸನ್ನೆ ಮಾಡಿದ್ರು. ಶಿಕ್ಷಕರು ತಮಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ಮೋಹನ್ದಾಸನಿಗೆ ಅರ್ಥವಾಯಿತು. ಆದ್ರೆ ತಿದ್ದಿಕೊಳ್ಳಲು ಸನ್ನೆ ಮಾಡಿದ್ರು. ಶಿಕ್ಷಕರು ತಮಗೆ ಸಹಾಯ ಮಾಡುತ್ತಿದ್ದಾರೆ ಎಂದು ಮೋಹನ್ದಾಸನಿಗೆ ಅರ್ಥವಾಯಿತು. ಆದ್ರೆ ಪರೀಕ್ಷೆಯಲ್ಲಿ ನಕಲು ಮಾಡುವುದು ಮಹಾ ಅಪರಾಧ ಮತ್ತೆ ಸುಳ್ಳು ಎಂದು ಭಾವಿಸಿದ ಗಾಂಧೀಜಿ ಪಕ್ಕದವರನ್ನ ನೋಡಿ ಬರೆಯಲು ನಿರಾಕರಿಸಿದ್ರು. ಪರೀಕ್ಷೆ ಮುಗಿದ ನಂತರ ಇನ್ಸ್ಪೆಕ್ಟರ್ ಎಲ್ಲಾ ಸ್ಲೇಟ್ಗಳನ್ನು ನೋಡಿದ್ರು. ಮೋಹನ್ದಾಸ್ನನ್ನು ಹೊರತುಪಡಿಸಿ 5 ಪದವನ್ನ ಸರಿಯಾಗಿ ಬರೆದಿದ್ರು. ಮೋಹನ್ದಾಸ್ 1 ಪದ ತಪ್ಪಾಗಿತ್ತು. ಇನ್ಸ್ಪೆಕ್ಟರ್ ಹೋದ ನಂತರ ಶಿಕ್ಷಕರು ಗಾಂಧೀಜಿಯನ್ನ ಬೈದ್ರು. ನಾನು ಸನ್ನೆ ಮಾಡಿದ್ರು, ನಿನಗೆ ಬುದ್ಧಿ ಬರ್ಲಿಲ್ವೇ? ಎಲ್ಲರ ಮುಂದೆ ಮುಖಭಂಗ ಮಾಡಿದೆ ಎಂದ್ರು. ಆದ್ರೂ ಗಾಂಧೀಜಿಯವರು ತಾವು ನಕಲು ಮಾಡಲಿಲ್ಲ ಎಂಬ ಆತ್ಮತೃಪ್ತಿ ಮತ್ತೆ ಹೆಮ್ಮೆ ಇತ್ತು. ಶಿಕ್ಷಕರ ಮೇಲಿನ ಗೌರವ ಅವರಿಗೆ ಕಡಿಮೆಯಾಗಿರಲಿಲ್ಲ. ಆದ್ರೆ ಪ್ರಾಮಾಣಿಕತೆಯ ಹಾದಿ ಎಷ್ಟು ಮುಖ್ಯ ಎಂಬುದನ್ನ ಅವರು ಆ ದಿನ ಮತ್ತಷ್ಟು ದೃಢವಾಗಿ ಕಲಿತರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ರಾಮಾಣಿಕತೆಗೆ ಕುರಿತಾದ ಎರಡೂ ಕಥೆಗಳು ಗಾಂಧೀಜಿಯವರ ಜೀವನದಲ್ಲಿ ನಡೆದಂತಹ ಕಥೆ ಇದಾಗಿತ್ತು. ಹಾಗೆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9682709602799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಜೊತೆಗೆ ನೀವು ಕೂಡ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಕಥೆಯನ್ನ ಓದಿದ್ರೆ ಆ ಕಥೆಯನ್ನ ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೇಳ ಬಯಸಿದ್ರೆ ಆ ಕಥೆಯನ್ನ ನನಗೆ ಕಳಿಸ್ಕೊಟ್ರೆ ನಾನು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಓದ್ತೀನಿ. ಹಾಗೆ ನೀವು ಕಥೆಯನ್ನ ನಮ್ಮ ಸಂಖ್ಯೆ 9682609602 ಈ ಸಂಖ್ಯೆಗೆ ಕಳಿಸ್ಕೊಡಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಹೀಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818285880883. ಸಂಖ್ಯೆ ಮತ್ತೊಮ್ಮೆ 0818285808383. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ನಮಸ್ತೆ, ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಇದು ವಿಶೇಷ ಕಾರ್ಯಕ್ರಮ. ನೀವು ಜಗತ್ತಿನಲ್ಲಿ ಯಾವ ಬದಲಾವಣೆಯನ್ನ ನೋಡೋಕೆ ಬಯಸ್ತಿರೋ ಆ ಬದಲಾವಣೆ ಮೊದಲು ನಿಮ್ಮಿಂದಲೇ ಶುರು ಆಗ್ಬೇಕು. ಇದು ಬಾಪೂಜಿ ಅಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಮಾತು. ಇವತ್ತು ಜಗತ್ತಿನಾದ್ಯಂತ ಗಾಂಧಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. 2 October ಬಂತು ಅಂದ್ರೆ ಗಾಂಧೀಜಿಯವರಿಗೆ ಈ ದಿನವನ್ನ ಮೀಸಲಾಗಿ ಇಡ್ತೀವಿ. ಅವರ ಒಂದು ತತ್ವಗಳು, ಅವರ ನೆನಪನ್ನ ಮೆಲುಕು ಹಾಕ್ತಾ ಇರ್ತೀವಿ. ನಾವು ಗಾಂಧೀಜಿಯವರಿಗೆ ಗೌರವವನ್ನ ನೀಡಬೇಕು ಅಂದ್ರೆ ಅವರ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗ್ಲೂ ಆ ಒಂದು ಜಯಂತಿಗೆ ಸಾರ್ಥಕತೆ ಸಿಗುವಂತದ್ದು. ಹಾಗೆ ಈಗಿನ ವಿದ್ಯಾರ್ಥಿಗಳ ಕಣ್ಣಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಗೆ ಕಾಣ್ತಾರೆ, ಅವರ ತತ್ವಗಳನ್ನ ಇವರು ಪ್ರತಿಪಾದಿಸ್ತಾರಾ, ಅಥವಾ ಯಾವ ತತ್ವಗಳು ಇವರಿಗೆ ತುಂಬಾ ಇಷ್ಟ ಆಗುತ್ತೆ, ಈ ಎಲ್ಲಾ ವಿಷಯ ಕುರಿತು ನಿಮ್ಮೊಟ್ಟಿಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ಇವತ್ತು ನಮ್ಮ ಜೊತೆ ವಿದ್ಯಾರ್ಥಿಗಳು ಇದ್ದಾರೆ. ಹೌದು ಕೇಳುಗರೆ, ಕರ್ನಾಟಕ ಗಾಂಧಿ ಭವನ ಏರ್ಪಡಿಸುವ ಗಾಂಧಿ ಅಧ್ಯಯನ ಶಿಬಿರದಲ್ಲಿ ಭಾಗವಹಿಸಿದ ಕುವೆಂಪು ಯೂನಿವರ್ಸಿಟಿಯ NSS ವಿದ್ಯಾರ್ಥಿಗಳು ಗಾಂಧೀಜಿಯವರ ಕುರಿತು ಅವರ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ರೆ. ಹಾಗಿದ್ರೆ ಒಬ್ಬೊಬ್ಬರ ವಿದ್ಯಾರ್ಥಿಯ ಅನಿಸಿಕೆಗಳನ್ನ ಕೂಡ ಕೇಳೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ಈಗ ಸ್ನೇಹ ಅವರು ಮಾತಾಡ್ತಿದ್ದಾರೆ, ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಸ್ನೇಹ ಅವರೇ ನಮಸ್ತೆ, ಗಾಂಧಿ ಜಯಂತಿಯ ಶುಭಾಶಯಗಳು. ಹಾಗೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಗಾಂಧೀಜಿಯವ್ರನ್ನ ಹೇಗೆ ವರ್ಣಿಸ್ತೀರಾ, ಹೇಗೆ ಕಾಣ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
6: ನಾನು ಸ್ನೇಹ, ಕಮಲ ನೆಹರು ಸ್ಮಾರಕ ಮಹಿಳಾ ಕಾಲೇಜಿಂದ ಬಂದಿರುವೆ. ಮಹತ್ವಕ್ಕೆ ಒಂದೆರಡು ಹಿತನುಡಿಗಳನ್ನು ಹೇಳುತ್ತೇನೆ. ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವತಂತ್ರ ಹೋರಾಟದ ಪ್ರಮುಖ ನಾಯಕರು ಮತ್ತು ನಮ್ಮ ರಾಷ್ಟ್ರಪಿತ ಎಂದು ಕರೆಯಲ್ಪಡುತ್ತಾರೆ. ಇವರ ತಂದೆ ಕರಮಚಂದ ಗಾಂಧಿ ಮತ್ತು ತಾಯಿ ಪುತಳಿ ಬಾಯಿ. ಇವರ ಪ್ರಮುಖ ತತ್ವಗಳು ಅಹಿಂಸ, ಸತ್ಯಾಗ್ರಹ, ಸ್ವದೇಶಿ. ಅಹಿಂಸೆ, ಯಾವುದೇ ಹಿಂಸೆ ಇಲ್ಲದೆ ಶಾಂತಿಯುತವಾಗಿ ಪ್ರತಿಭಟಿಸುವುದು. ಸತ್ಯಾಗ್ರಹ, ಸತ್ಯದ ಮಾರ್ಗದಲ್ಲಿ ನಡೆದು ಹಕ್ಕಿಗಾಗಿ ಹೋರಾಡುವುದು. ಸ್ವದೇಶಿ, ಸ್ವಾವಲಂಬ ಮತ್ತು ದೇಶದಲ್ಲಿ ತಯಾರಿಸಿದ ವಸ್ತುಗಳ ಬಳಕೆ ಬಗ್ಗೆ. ಇವರಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವರ ಪಾತ್ರ, ಬ್ರಿಟಿಷ್ ಆಳ್ವಿಕೆಯಿಂದ ಭಾರತಕ್ಕೆ ಸ್ವತಂತ್ರ ತಂದುಕೊಡಲು ಅಹಿಂಸಾ ಮಾರ್ಗವನ್ನು ಅನುಸರಿಸಿದರು. ದಂಡಿಯಾತ್ರೆ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಯಂತಹ ಹಲವು ಮಹತ್ವದ ಆಂದೋಲನಗಳನ್ನು ಮುನ್ನಡೆಸಿದರು. ಇವರ ಸರಳ ಜೀವನ ಮತ್ತು ಮಹಾನ್ ವ್ಯಕ್ತಿತ್ವದಿಂದಾಗಿ ಜನರು ಇವರನ್ನು ಮಹಾತ್ಮ ಎಂದು ಕರೀತರು. ಇವರು ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಇವರು ಒಂದೆರಡು ಮಾತುಗಳನ್ನು ಹೇಳಿರುವರು. ಗಾಂಧೀಜಿಯವರು ಪ್ರಾಥಮಿಕ ಶಿಕ್ಷಣವು ಪೋರ್ಬಂದರ್ನಲ್ಲಿ ಮತ್ತು ರಾಜ್ಕೋಟೆಯಲ್ಲಿ ನಡೆಸಿದರು. ಉನ್ನತ ಶಿಕ್ಷಣಕ್ಕಾಗಿ ಅವರು ಲಂಡನ್ಗೆ ತೆರಳಿ ಕಾನೂನು ಪದವಿ ಪಡೆದರು. ದಕ್ಷಿಣ ಆಫ್ರಿಕಾದಲ್ಲಿ ಇವರ ಹೋರಾಟವನ್ನು ಕಾನೂನು ಅಭ್ಯಾಸಕ್ಕಾಗಿ ದಕ್ಷಿಣ ಆಫ್ರಿಕಾಗೆ ಹೋದ ಗಾಂಧೀಜಿಯವರು ಅಲ್ಲಿನ ವರ್ಣಭೇದ ನೀತಿ ಮತ್ತು ಕಪ್ಪು ವರ್ಣೀಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದರು. ಅಲ್ಲಿಯೇ ಅವರು ಮೊದಲ ಬಾರಿಗೆ ಸತ್ಯಾಗ್ರಹ ಮತ್ತು ಅಹಿಂಸೆಯ ಅಹಿಂಸಾತ್ಮಕ ಪ್ರತಿಭಾ ಪಠನ ಮಾರ್ಗವನ್ನು ಪ್ರಯೋಗಿಸಿ ಯಶಸ್ವಿಯಾದರು. ಇವರು ಹಲವು ಪ್ರಶಸ್ತಿಗಳು ದೊರಕಿವೆ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ನೀಡಲಾಗುವ ಪ್ರಮುಖ ಪ್ರಶಸ್ತಿಗಳಲ್ಲಿ ಗಾಂಧಿ ಶಾಂತಿ ಪ್ರಶಸ್ತಿ ಅತ್ಯಂತ ಮುಖ್ಯವಾದದ್ದು. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನಾವಧಿಯಲ್ಲಿ ಯಾವುದೇ ಪ್ರಮುಖ ನಾಗರಿಕ ಪ್ರಶಸ್ತಿಗಳನ್ನು ಸ್ವೀಕರಿಸಲಿಲ್ಲ.

0: ನೀವು ಈಗಲೂ ಪಾಲಿಸ್ತೀರಾ?
1: ಖಂಡಿತ ಮ್ಯಾಮ್, ಅವ್ರ ತತ್ವಗಳನ್ನೆಲ್ಲ ಎಲ್ರೂ ಪಾಲಿಸ್ಬೇಕು, ಅಳವಡಿಸ್ಕೊಳ್ಬೇಕು. ಅವ್ರ ಜೀವನದಲ್ಲಿ ಮಹಾತ್ಮ ಗಾಂಧೀಜಿ ಅವರಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ಕಿರೋ ಕಾರಣದಿಂದ ಭಾರತದಲ್ಲಿ ಹಲವು ರೀತಿಯ ಒಳಿತು ಉಂಟಾಗಿದೆ.
0: ಈಗ ಗಾಂಧಿ ತತ್ವಗಳು ಅಂತ ಹೇಳುವಾಗ ಸಾಕಷ್ಟು ಇದೆ ಆಯ್ತಾ, ಅದರಲ್ಲಿ ನಿಮಗೆ ಮನಸ್ಸಿಗೆ ಹತ್ತಿರವಾಗುವಂತದ್ದು ಹಾಗೆ ಈ ಒಂದು ತತ್ವವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು ಅನ್ನೋದಾದ್ರೆ ಯಾವ ತತ್ವವನ್ನ ಅಳವಡಿಸ್ಕೊಳ್ತೀರಾ?
1: ನಾನು ಸತ್ಯಾಗ್ರಹ ಅನ್ನೋ ತತ್ವನ ಅಳವಡಿಸ್ಕೊಡ್ತೀವಿ. ಯಾಕಂದ್ರೆ ಸತ್ಯದ ಮಾರ್ಗದಲ್ಲೇ ನಡೆದು ಹಕ್ಕಿಗಾಗಿ ಹೋರಾಡಬೇಕು. ಯಾವ ಮಹಿಳೆ ಅದರಲ್ಲೂ ಪ್ರಾಮುಖ್ಯತವಾಗಿ ಮಹಿಳೆಯರಿಗೆ ಹಕ್ಕು ಲಭಿಸಲೇಬೇಕು. ಆದ್ದರಿಂದ ಹಕ್ಕಿಗಾಗಿ ಎಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೆದು ಅವರವರ ಹಕ್ಕನ್ನು ಬಯಸೋದ್ರಲ್ಲಿ ಯಾವುದು ತಪ್ಪಿಲ್ಲ. ಕಾರಣಕ್ಕಾಗಿ ಸತ್ಯಾಗ್ರಹನ ಅಳವಡಿಸ್ಕೊಳ್ತೀವಿ.
0: ಸೊ ನಿಮ್ಮ ದೃಷ್ಟಿಯಲ್ಲಿ ಈಗ ಮಹಿಳೆಯರ ಹಕ್ಕು ಹೇಗಿದೆ, ಸಮಾನತೆಯಿಂದ ಇದೆ ಅಂತ ಅನ್ಸುತ್ತಾ?
1: ಎಲ್ಲದರಲ್ಲೂ ಸಮಾನತೆಯನ್ನ ಇನ್ನ ಕಂಡಿಲ್ಲ ಮ್ಯಾಮ್. ಮಹಿಳೆಯರು ಎಲ್ಲಾ ರೀತಿಯಲ್ಲೂ ಸಮಾನತೆ ಕಂಡು ಈಕ್ವಾಲಿಟಿ ಅನ್ನೋದು ಎಲ್ಲರಿಗೂ ಸಿಗ್ಬೇಕು. ಅಭಿವೃದ್ಧಿ ಆಗಿರೋದ್ರಲ್ಲೂ ಅಭಿವೃದ್ಧಿಗೊಳ್ತಿರೋದ್ರಲ್ಲೂ ಮಹಿಳೆಯರಿಗೆ ಇನ್ನ ಸಮಾನತೆ ಅನ್ನೋದು ಎಲ್ಲಾ ಕಡೆ ಖಂಡಿಸಿಲ್ಲ, ಎಲ್ಲಾ ಕಡೆ ಸಿಗ್ಬೇಕು ಅನ್ನೋದು ನನ್ನ ಭಾವನೆ.
0: ಖಂಡಿತ. ಈಗ ನೀವು ಕೂಡ ಯುವಕರಾಗಿರೋದ್ರಿಂದ, ಅದರಲ್ಲೂ ವಿದ್ಯಾರ್ಥಿನಿ ಆಗಿರೋದ್ರಿಂದ, ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಗಾಂಧೀಜಿಯವರ ತತ್ವಗಳನ್ನ ಅಳವಡಿಸ್ಕೊಳ್ಳುವಂತ ಯೋಜನೆ ಏನಾದ್ರೂ ಇದೆಯಾ?
1: ಅಳವಡಿಸ್ಕೊಳ್ತಾ ಇದೀವಿ ಮ್ಯಾಮ್, ಅಳವಡಿಸ್ಕೊಳ್ತೀವಿ. ಯಾವುದೇ ರೀತಿಯ ಹಿಂಸೆನ ಮಾಡದೆ ಶಾಂತಿಯುತವಾಗಿ ಪ್ರತಿಭಟಿಸಿ ನ್ಯಾಯಕ್ಕಾಗಿ ಹೋರಾಡಿ ದೇಶದ ಭಕ್ತಿಯಲ್ಲಿ ಒಳಗೊಳ್ತೀವಿ ಮ್ಯಾಮ್.
0: ಖಂಡಿತ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮೆಲ್ಲ ಮಾಹಿತಿಗಾಗಿ ಆತ್ಮೀಯ ಧನ್ಯವಾದಗಳು ಸ್ನೇಹ ಅವರೇ.
1: ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು.
2: ಓಕೆ, ಈಗ ಮತ್ತೊಬ್ರು ವಿದ್ಯಾರ್ಥಿ ಗಾಂಧೀಜಿಯವರ ಬಗ್ಗೆ ಮಾತನಾಡ್ತಿದ್ದಾರೆ, ಅವರೇನ್ ಹೇಳ್ತಾರೆ ಕೇಳೋಣವಾ? ನಮಸ್ತೆ.
3: ನಮಸ್ತೆ ಮೇಡಮ್.
2: ನಿಮ್ಮ ಹೆಸರು?
3: ವಿಕಾಸ್.
2: ವಿಕಾಸ್ ಅವ್ರು ಏನು ಓದ್ತಿರೋದು?
3: ಫೈನಲ್ ಇಯರ್ BSc.
2: ಓಕೆ ವಿಕಾಸ್ ಅವರೇ, ನಿಮಗೆ ಮೊದಲನೇದಾಗಿ ಗಾಂಧಿ ಜಯಂತಿಯ ಶುಭಾಶಯಗಳು.
3: ನಿಮಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳು ಮೇಡಮ್.
2: ಸೊ ಇವತ್ತು ಗಾಂಧಿ ಜಯಂತಿ, ವಿಶೇಷವಾಗಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ಇದೆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೀವಿ. ನಿಮ್ಮ ದೃಷ್ಟಿಯಲ್ಲಿ ಗಾಂಧೀಜಿಯವರು ಹೇಗಿದ್ದಾರೆ, ಗಾಂಧೀಜಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ಕೊಡ್ಬೋದಾ?
3: ಖಂಡಿತವಾಗಿ ತಿಳಿಸ್ಕೊಡ್ತೀವಿ ಮೇಡಮ್. ರಾಷ್ಟ್ರಪಿತ ಗಾಂಧೀಜಿಯವರ ಬಗ್ಗೆ ಮಾತನಾಡಲು ನನಗೆ ಹೆಮ್ಮೆ ಆಗುತ್ತದೆ. ವಿಶ್ವ ಕಂಡ ಅಪ್ರತಿಮ ಪ್ರತಿಭೆ ನಮ್ಮ ಗಾಂಧೀಜಿಯವರದ್ದು. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಣನೀಯ ಪಾತ್ರವನ್ನು ವಹಿಸಿದ ಗಾಂಧೀಜಿ ಕೇವಲ ಸಾಮಾನ್ಯದವರಲ್ಲ, ಅವರ ತತ್ವ, ಆದರ್ಶ, ಮೌಲ್ಯ ಇವುಗಳು ದೇಶಕ್ಕೆ ಹೊಸದಾದ ದಾರಿಯನ್ನು ನಿರ್ಮಿಸಿದೆ. ಬ್ರಿಟಿಷರ ದಾಸ್ಯದಲ್ಲಿದ್ದಾಗ ಅನುಭವಿಸಿದ ಯಾತನೆಗಳು ಒಂದೆರಡಲ್ಲ. ಹೋರಾಟ, ಕ್ರಾಂತಿಕಾರಿ ನಡೆ, ಉದ್ವಿಗ್ನತೆ, ಈ ಎಲ್ಲದರ ನಡುವೆ ಗಾಂಧಿ ಎಂಬ ಹೆಸರು ವಿಶಿಷ್ಟವಾಗಿ ನಿಲ್ಲುತ್ತದೆ. ಬೃಹತ್ ರಾಷ್ಟ್ರವಾದ ಭಾರತ ಸಾಂಸ್ಕೃತಿಕ ಭಿನ್ನತೆಯಿಂದ ಕಾಣಿಸುತ್ತದೆ. ಇಲ್ಲಿಯ ಸಮಗ್ರತೆಯನ್ನು ಕಟ್ಟಿಕೊಡುವ ರಾಷ್ಟ್ರ ನಾಯಕನಾಗಿ ಗಾಂಧೀಜಿ ಕಾಣಿಸುತ್ತಾರೆ. ಅವರು ಭಾರತದ ಸ್ವಚ್ಛ ಭಾರತದ ಕನಸು ಕಂಡವರು. ವರ್ಣಭೇದ, ಜಾತಿ ಭೇದ, ಶ್ರೀಮಂತಿಕೆ, ಬಡತನ ಇವುಗಳ ಅಂತರವನ್ನು ದಾಟಿ ಸಮಾನತೆಯನ್ನು, ಭಾರತವನ್ನು ಕಟ್ಟುವಲ್ಲಿ ದೃಢ ಹೆಜ್ಜೆಯನ್ನಿಟ್ಟವರು. ಅವರು ಭಾರತದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದ ನೀತಿ ಸೂತ್ರಗಳನ್ನು ಕಟ್ಟಿಕೊಟ್ಟವರು. ಅರೆಬೆತ್ತಲೆ ಫಕೀರನಂತೆ ನಡೆದಾಡುವ ಗಾಂಧೀಜಿ ಭಾರತದ ಬಂಧನದ ಬಿಡುಗಡೆಗೆ ಸಹಕಾರ ಮೂರ್ತಿಯಾಗಿ ಕಂಡವರು. ಅವರು ನೀಡಿದ ಸ್ವಚ್ಛತೆ, ಸೇವೆ ಇವುಗಳು ಭಾರತೀಯರಲ್ಲಿ ಆಲೋಚನೆಯ ಕ್ರಮಗಳನ್ನು ಬದಲಾಯಿಸಿದವರು. ಇನ್ನು ಗಾಂಧೀಜಿ ಮತ್ತು ಸೇವೆಯ ಮಹತ್ವವನ್ನು ತಿಳಿಯುವುದಾದರೆ, ಮಹಾತ್ಮ ಗಾಂಧೀಜಿಯವರು ಜೀವನದಲ್ಲಿ ಸೇವೆಗೆ ಬಹಳ ಮಹತ್ವವನ್ನು ನೀಡಿದವರು. ಅವರ ದೃಷ್ಟಿಯಲ್ಲಿ ಸೇವೆ ಎಂದರೆ ಕೇವಲ ಬೇರೆಯವರಿಗೆ ಸಹಾಯ ಮಾಡುವುದಲ್ಲ, ಸಮಾಜದ ದುರ್ಬಲರನ್ನು, ಬಡವರನ್ನು ಹಾಗೂ ಹಿಂದುಳಿದ ಜೀವನವನ್ನು ಉತ್ತಮಗೊಳಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ಗಾಂಧೀಜಿಯವರ ಧ್ಯೇಯವಾಕ್ಯ. ಗಾಂಧೀಜಿಯವರು ಸ್ವಚ್ಛತೆ, ಗ್ರಾಮಾಭಿವೃದ್ಧಿ, ಸ್ವಾವಲಂಬನೆ ಮತ್ತು ಸಾಮಾಜಿಕ ಸಮಾನತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದವರು. ಜನರ ಸಮಸ್ಯೆಯನ್ನು ದೂರದಿಂದ ನೋಡುವ ಬದಲು ಅವರ ನಡುವೆ ಇದ್ದು ಅವರ ನೋವು ಮತ್ತು ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಅವರು ಪ್ರಯತ್ನಿಸಿದರು. ಇದೇ ಸೇವಾ ಮನೋಭಾವನೆಯನ್ನು ರಾಷ್ಟ್ರೀಯ ಸೇವಾ ಯೋಜನೆ ತನ್ನ ಚಟುವಟಿಕೆಗಳ ಮೂಲಕ ಬೆಳೆಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ, ಶಿಸ್ತು ಮತ್ತು ಸೇವಾ ಮನೋಭಾವನೆಯನ್ನು ಬೆಳೆಸುವ ಮಹತ್ವದ ಕಾರ್ಯಕ್ರಮವಾಗಿದೆ. ಸ್ವಚ್ಛತಾ ಅಭಿಯಾನಗಳು, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಪರಿಸರ ಸಂರಕ್ಷಣೆಗಳಂತಹ ಚಟುವಟಿಕೆಗಳ ಮೂಲಕ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತಾರೆ. ಗಾಂಧೀಜಿಯವರ ಜೀವನ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ನಮಗೆ

0: ಒಂದು ಸುಂದರ ಸಂದೇಶ ನೀಡುತ್ತದೆ. ಸಮಾಜದ ಒಳಿತಿಗಾಗಿ ನಾವು ಮಾಡುವ ಸಣ್ಣ ಸೇವೆಯ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಸತ್ಯ, ಅಹಿಂಸೆ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆಯುವ ಮೂಲಕ ನಾವು ಉತ್ತಮ ಸಮಾಜವನ್ನು ನಿರ್ಮಿಸಬಹುದು. ನನ್ನ ಮಾತುಗಳನ್ನು ಆಲಿಸಿದ ರೇಡಿಯೋ ಶಿವಮೊಗ್ಗ 90.8 FM ಇವರಿಗೆ ಧನ್ಯವಾದಗಳು.
1: ಓಕೆ, ವಿಕಾಸ್ ಅವರೇ, ಗಾಂಧೀಜಿ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿನ ಹಂಚಿಕೊಂಡ್ರಿ. ಹೀಗಿರುವಾಗ ನಿಮ್ಮ ದೃಷ್ಟಿಯಲ್ಲಿ ಗಾಂಧಿ ಅಂದ ತಕ್ಷಣ ಒಂದು ಮಾತು ನೆನಪಾಗೋದು ಅಂದರೆ ಏನು ನೆನಪಾಗುತ್ತೆ?
0: ಗಾಂಧಿ ಅಂದ ಕೂಡಲೇ ನೆನಪಾಗೋದು ಸೇವೆ, ಅಹಿಂಸೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ. ಇವುಗಳ ಮೂಲಕ ನಾವು ಹೇಗೆ ಬದುಕಬೇಕು, ಜೀವನದಲ್ಲಿ ನಮ್ಮನ್ನು ನಾವು ಹೇಗೆ ರೂಪಿಸ್ಕೊಬೇಕು ಅನ್ನೋದು ನಾವು ನೋಡಬೇಕಾಗಿದೆ.
1: ಧನ್ಯವಾದಗಳು ವಿಕಾಸ್ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ನಿಮ್ಮ ದೃಷ್ಟಿಕೋನಕ್ಕಾಗಿ. ಕೇಳುಗರೆ, ಈಗ ಮತ್ತೋರ್ವ ವಿದ್ಯಾರ್ಥಿನಿ ಅವರ ದೃಷ್ಟಿಯಲ್ಲಿ ಗಾಂಧೀಜಿಯವರು ಹೇಗೆ ಕಾಣಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವ್ರ ಜೊತೆ ಮಾತುಕತೆನ ಪ್ರಾರಂಭಿಸೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಿಮ್ಮ ಹೆಸರು?
2: ರಂಜಿತಾ ಅಂತ.
1: ರಂಜಿತಾ ಅವರೇ, ಏನು ಓದ್ತಾ ಇರೋದು?
2: ನಾನು ಬಿಎಡ್ ಫಸ್ಟ್ ಇಯರ್, ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಬಿಎಡ್ ಫಸ್ಟ್ ಇಯರ್ ಓದ್ತಾ ಇದ್ದೀನಿ.
1: ಓಕೆ, ಸೊ ನಿಮಗೆ ಮೊದಲನೇದಾಗಿ ಗಾಂಧಿ ಜಯಂತಿಯ ಶುಭಾಶಯಗಳು.
2: ನಿಮಗೂ ಕೂಡ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು.
1: ಸೊ ಈ ಒಂದು ಗಾಂಧಿ ಜಯಂತಿಯ ಪ್ರಯುಕ್ತ ನೀವು ನಿಮ್ಮ ದೃಷ್ಟಿಯಲ್ಲಿ ಗಾಂಧೀಜಿಯವರು ಹೇಗೆ ಕಾಣ್ತಾರೆ, ಅವ್ರ ಬಗ್ಗೆ ನಿಮಗಿರುವಂತಹ ಅಭಿಪ್ರಾಯವನ್ನ ಹಂಚ್ಕೋಬಹುದಾ?
2: ಖಂಡಿತವಾಗ್ಲೂ. ನಾನು ಪ್ರಶಿಕ್ಷಣಾರ್ಥಿ ಆಗಿರೋದ್ರಿಂದ ನನಗೆ ಯಾವುದೇ ವಿಷಯ ತಗೊಂಡಾಗಲೂ ಕೂಡ ಮೊದಲಿಗೆ ಬರೋದು, ನನ್ನ ಆಲೋಚನೆಗೆ ಮೊದಲು ಬರೋದು ಶಿಕ್ಷಣ ಅನ್ನುವಂಥ ವಿಷಯ. ಹಾಗೆ ನಾನು NSS ವಾಲಂಟಿಯರ್ ಆಗಿರೋದ್ರಿಂದ ನಂತರದಲ್ಲಿ ಬರೋದು ಸ್ವಚ್ಛತೆ ಅನ್ನುವಂಥ ವಿಷಯ. ಆ ಒಂದು ನಿಟ್ಟಿನಲ್ಲಿ ನಾನು ಗಾಂಧೀಜಿಯವರನ್ನು ಶಿಕ್ಷಣ ಹಾಗೂ ಸ್ವಚ್ಛತೆ ಅನ್ನುವಂಥ ಎರಡು ಪರಿಕಲ್ಪನೆಯಲ್ಲಿ ಅವರ ಮಹತ್ತರವಾದ ಕೊಡುಗೆಗಳೇನೇನಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.
1: ಖಂಡಿತವಾಗ್ಲೂ ಹೇಳಿ ರಂಜಿತಾ ಅವರೇ.
2: ಮಹಾತ್ಮ ಗಾಂಧೀಜಿಯವರು ಶಿಕ್ಷಣವನ್ನು ಕೇವಲ ಪುಸ್ತಕದ ಜ್ಞಾನ ಪಡೆಯುವ ಸಾಧನ ಅಂತ ಪರಿಗಣಿಸ್ತೆ, ವೈಯಕ್ತಿಕ ವ್ಯಕ್ತಿಯ ದೈಹಿಕ, ಮಾನಸಿಕ, ನೈತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಾಯವಾಗುವಂಥ ಜೀವನದ ಶಿಕ್ಷಣ ಅಂತ ಪರಿಗಣಿಸ್ತಾರೆ. ಅವರ ಶಿಕ್ಷಣದ ವಿಚಾರಗಳು ಭಾರತೀಯ ಶಿಕ್ಷಣ ವ್ಯವಸ್ಥೆಯ ಮೇಲೆ ಮಹತ್ವವನ್ನು, ಬಹಳ ಪ್ರಭಾವವನ್ನು ಬೀರತ್ವೆ. ಹಾಗೆ ಇವರದು ಮೂಲ ಶಿಕ್ಷಣದ ಪರಿಕಲ್ಪನೆ ಅಂಥದ್ದು ಬಹಳ ಪ್ರಮುಖವಾದದ್ದು. ಅಂದರೆ ಗಾಂಧೀಜಿಯವರು ಬುನಿಯಾದ ಶಿಕ್ಷಣ ಅಥವಾ ನೈತಾಲೀಮ್ ಅಂತ ಕರಿಬೋದು ಅದನ್ನು. ಈ ಒಂದು ಶಿಕ್ಷಣ ಪದ್ಧತಿಯನ್ನು ಪ್ರತಿಪಾದಿಸ್ತಾರೆ. 1937 ವಾರ್ಧಾದಲ್ಲಿ ನಡೆದ ಶಿಕ್ಷಣ ಸಮ್ಮೇಳನದಲ್ಲಿ ಈ ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಜೊತೆಗೆ ಶಿಕ್ಷಣ ಕೇವಲ ತರಗತಿಯೊಳಗಡೆ ಮಾತ್ರ ಸೀಮಿತವಾಗಿರಬಾರ್ದು ಅಂತ ಹೇಳ್ತಾರೆ. ಕೈ ಕೆಲಸ ಅಂದರೆ ಈ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂಥದ್ದು, ಚಮ್ಮಾರಿಕೆ, ಕುಂಬಾರಿಕೆ ಇಂಥ ಕೆಲಸಗಳು, ಜೊತೆಗೆ ಕರಕುಶಲತೆ ಮತ್ತು ಉತ್ಪಾದನಾ ಚಟುವಟಿಕೆಗಳ ಮೂಲಕ ಕಲಿಕೆಗೆ ಬಹಳ ಮಹತ್ವವನ್ನು ನೀಡ್ತಾರೆ. ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲೇ ಶಿಕ್ಷಣ ನೀಡಬೇಕು ಅನ್ನೋದು ಗಾಂಧೀಜಿಯವರ ಪ್ರಮುಖ ಅಭಿಪ್ರಾಯವಾಗಿತ್ತು. ಇದರಿಂದ ವಿದ್ಯಾರ್ಥಿಗಳು ವಿಷಯವನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು ಹಾಗೂ ಸರಾಗವಾಗಿ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಇತರರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅನ್ನೋದನ್ನು ಹೇಳ್ತಾರೆ. ಶಿಕ್ಷಣ ಜೀವನದಿಂದ ಪ್ರತ್ಯೇಕವಾಗಿರಬಾರ್ದು ಅನ್ನೋದನ್ನು ಗಾಂಧೀಜಿಯವರು ಪ್ರತಿಪಾದಿಸ್ತಾರೆ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಬೇಕು ಅನ್ನೋದನ್ನು ಗಾಂಧೀಜಿಯವರು ಪ್ರತಿಪಾದಿಸ್ತಾರೆ. ಜೊತೆಗೆ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಾವಲಂಬನೆ, ಶ್ರಮದ ಗೌರವ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಅನ್ನೋದು ಇವರ ಪ್ರಮುಖ ಧ್ಯೇಯವಾಗಿರುತ್ತೆ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಸಹನೆ, ಸೇವೆ, ಶಿಸ್ತು ಹಾಗೂ ಅಸಹಕಾರ ಮುಂತಾದ ನೈತಿಕ ಮೌಲ್ಯಗಳಿಗೆ ಶಿಕ್ಷಣದಲ್ಲಿ ವಿಶೇಷ ಸ್ಥಾನವನ್ನು ನೀಡಬೇಕು ಅಂತ ಆಗ್ರಹಿಸ್ತಾರೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಶಿಕ್ಷಣವು ದೇಹ, ಮನಸ್ಸು ಮತ್ತು ಆತ್ಮದ ಸಮಗ್ರ ಬೆಳವಣಿಗೆಗೆ ಸಹಾಯವಾಗಬೇಕು. ಕೇವಲ ಪರೀಕ್ಷೆ ಮತ್ತು ಉದ್ಯೋಗಕ್ಕಾಗಿ ಶಿಕ್ಷಣ ಪಡೆಯೋದು ಸಾಕಾಗೋದಿಲ್ಲ ಅಂತ ಇವರು ಅಭಿಪ್ರಾಯ ಪಡ್ತಾರೆ. ಜಾತಿ, ಧರ್ಮ, ಲಿಂಗ ಅಥವಾ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಶಿಕ್ಷಣದಲ್ಲಿ ತಾರತಮ್ಯವನ್ನು ಮಾಡಬಾರದು ಅನ್ನೋದನ್ನು ಇವರು ಹೇಳ್ತಾರೆ. ಯಾವುದೇ ಮಗು ಆದರೂ ಕೂಡ ಎಲ್ಲ ಮಕ್ಕಳಿಗೂ ಶಿಕ್ಷಣದಲ್ಲಿ ಸಮಾನ ಅವಕಾಶವನ್ನು ನೀಡಬೇಕು ಅನ್ನೋದನ್ನು ಹೇಳ್ತಾರೆ. ಸಮಾಜದಲ್ಲಿ ಕೈ ಕೆಲಸ ಮಾಡುವವರನ್ನು ಕೀಳಾಗಿ ಕಾಣುವ ಮನೋಭಾವ ಹೋಗಬೇಕು. ಶಿಕ್ಷಣದೊಂದಿಗೆ ಶ್ರಮವನ್ನು ಜೋಡಿಸುವ ಮೂಲಕ ಶ್ರಮಕ್ಕೆ ಆದ್ಯತೆಯನ್ನು ನೀಡಬೇಕು. ಶ್ರಮವೇ ಗೌರವ ಅನ್ನುವಂಥ ಮನೋಭಾವವನ್ನು ಸಮಾಜದಲ್ಲಿ ಬೆಳೆಸಬೇಕು ಅಂತ ಹೇಳ್ತಾರೆ. ಶಿಕ್ಷಣ ಪಡೆದ ವ್ಯಕ್ತಿ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬದುಕದೆ ಸಮಾಜದ ಅಭಿವೃದ್ಧಿ ಮತ್ತು ಸೇವೆಗೆ ಕೊಡುಗೆಯನ್ನು ನೀಡಬೇಕು ಅನ್ನೋದನ್ನು ಹೇಳ್ತಾರೆ. ಕೃಷಿ, ನೂಲುವಿಕೆ, ನೇಯುವಿಕೆ, ಮರಗೆಲಸ, ಮಣ್ಣಿನ ಕೆಲಸ ಹೀಗೆ ಹಲವಾರು ಉತ್ಪಾದಕ ಚಟುವಟಿಕೆಗಳನ್ನು ಶಿಕ್ಷಣದ ಭಾಗವಾಗಿಸುವುದನ್ನು ಇವರು ಬೆಂಬಲಿಸ್ತಾರೆ. ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶಪ್ರೇಮ, ಸಾಮಾಜಿಕ ಜವಾಬ್ದಾರಿ, ಸಹಕಾರ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬೆಳೆಸೋದಕ್ಕೆ ಗಾಂಧೀಜಿಯವರು ಒತ್ತು ನೀಡ್ತಾರೆ.
1: ಧನ್ಯವಾದಗಳು ರಂಜಿತಾ ಅವರೇ. ಓಕೆ ಕೇಳುಗರೆ, ಈಗ ಇನ್ನೊಬ್ಬರು ವಿದ್ಯಾರ್ಥಿ ಗಾಂಧಿಯ ತತ್ವ ಹಾಗೆ ಅವರ ದೃಷ್ಟಿಯಲ್ಲಿ ಗಾಂಧೀಜಿಯವರು ಹೇಗಿದ್ದಾರೆ ಅಂತ ನಮಗೆ ವಿವರಣೆ ನೀಡೋದಕ್ಕಾಗಿ ಬರ್ತಾ ಇದ್ದಾರೆ. ಅವರೇನೆ ನಿಶ್ಚಿತ್ ಎನ್. ಹಾಯ್ ನಿಶ್ಚಿತ್.
3: ಹಾಯ್ ಮ್ಯಾಮ್.
1: ನಮಸ್ತೆ.
3: ನಮಸ್ತೆ ಮ್ಯಾಮ್.
1: ಹೇಗಿದ್ದೀರಾ?
3: ಆರಾಮಿದ್ದೀನಿ ಮ್ಯಾಮ್.
1: ಓಕೆ, ಗಾಂಧಿ ಜಯಂತಿಯ ಶುಭಾಶಯಗಳು.
3: ನಿಮಗೂ ಕೂಡ ಹಾರ್ದಿಕ ಶುಭಾಶಯಗಳು ಮ್ಯಾಮ್.
1: ಓಕೆ, ಹಾಗಿದ್ರೆ ಇವತ್ತು ಗಾಂಧಿ ಜಯಂತಿ ದಿನ ಗಾಂಧೀಜಿಯವರ ಬಗ್ಗೆ ಮಾತನಾಡಲೇಬೇಕು. ನಿಮ್ಮ ದೃಷ್ಟಿಕೋನದಲ್ಲಿ ಅಂದ್ರೆ ಒಬ್ಬ ವಿದ್ಯಾರ್ಥಿಯ ದೃಷ್ಟಿಕೋನದಲ್ಲಿ ಗಾಂಧೀಜಿಯವರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ?
3: ಮ್ಯಾಮ್, ನಾನು ಗಾಂಧೀಜಿಯವರ ಬಗ್ಗೆ ಒಬ್ಬ NSS ಸ್ವಯಂ ಸೇವಕನಾಗಿ ಅದರ ದೃಷ್ಟಿಯಿಂದ ನಾನು ಒಬ್ಬ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರಗಳು. ಈ ಗಾಂಧಿ ರಾಷ್ಟ್ರೀಯ ಸೇವಾ ಯೋಜನೆ 1969 ಸೆಪ್ಟೆಂಬರ್ 24ರಲ್ಲಿ ಜಾರಿಯಾಗುತ್ತೆ. ಗಾಂಧೀಜಿಯವರ ಶತಮಾನೋತ್ಸವದ ನೆನಪಿಗಾಗಿ ಮಾನ್ಯ ಭಾರತ ಸರ್ಕಾರ ಇದನ್ನು ಜಾರಿಗೆ ತರುತ್ತೆ. ನಾನು ಒಬ್ಬ ವಾಲಂಟಿಯರ್ ಆಗಿ ಇದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಶಿಸ್ತು, ಸಾಮಾಜಿಕ ಜವಾಬ್ದಾರಿ, ಸಂಯಮ ಹಾಗೂ ಸೇವಾ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಗಾಂಧೀಜಿಯವರ ದೃಷ್ಟಿಯಲ್ಲಿ ಭಾರತದ ಯುವಕರು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಮತ್ತು ಗ್ರಾಮದ ಏಳಿಗೆಯಲ್ಲಿ ಕನಸನ್ನು ನನಸು ಮಾಡಲು ನಮಗೆ ಶ್ರಮದಾನ ಮತ್ತು ಸ್ವರಾಜ್ಯ, ಸ್ವದೇಶಿ ಹಾಗೂ ಸೇವಾ ಮನೋಭಾವದ ಅದ್ಭುತ ಮಾರ್ಗಗಳನ್ನು ಗಾಂಧೀಜಿಯವರು ಹಾಕಿಕೊಟ್ಟಿದ್ದಾರೆ. ಅಂತಿಮವಾಗಿ ನಮ್ಮ ಗುರಿ ನಾಟ್ ಮೀ ಬಟ್ ಯು, ನನಗಾಗಿ ಅಲ್ಲ ನಿಮಗಾಗಿ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರು ಗುಜರಾತ್ನಲ್ಲಿ ಶಬರಮತಿ ಆಶ್ರಮವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಅವರ ಎಲ್ಲ ತತ್ವಗಳನ್ನು ಜೀವಂತವಾಗಿ ಪ್ರಯೋಗವನ್ನು ಅಲ್ಲಿ ಮಾಡ್ತಿರ್ತಾರೆ. ಮೀನ್ಸ್ ಅಲ್ಲಿ ಪ್ರತಿಯೊಬ್ಬರು ತಮ್ಮ ಕೆಲಸಗಳನ್ನು ತಾವು ತೊಡಗಿಸ್ಕೊಳ್ಳೋದಾಗಿರ್ಬೋದು ಮತ್ತು ಮೇಳು ಕೀಳು ಎಂಬ ಭೇದ ಭಾವ ಅಲ್ಲಿರಲಿಲ್ಲ. ಆ ಶಬರಮತಿ ಆಶ್ರಮದ ಸರಳತೆ ಮತ್ತು ಸೇವಾ ಮನೋಭಾವದ ನೈಜ ಮಾದರಿಯನ್ನೇ ನಮ್ಮ ಕಾಲೇಜುಗಳ NSS ಶಿಬಿರಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೊದಲಿಗೆ ಶ್ರಮದಾನ, ಡಿಗ್ನಿಟಿ ಆಫ್ ಲೇಬರ್, ದೈಹಿಕ ಶ್ರಮ ಕೀಳಲ್ಲ. ಗಾಂಧೀಜಿಯವರ ತತ್ವದಂತೆ ನಮ್ಮ ಶಿಬಿರಗಳಲ್ಲಿ ಸ್ವಯಂ ಸೇವಕರಾಗಿ ಕೇವಲ ರಸ್ತೆಗಳನ್ನು ಗುಡಿಸುವುದಲ್ಲದೆ ಹಳೆ ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯೋದು ಮತ್ತು ಶ್ರಮದಂತ ನಿಜವಾದ ಮೌಲ್ಯಗಳನ್ನು ತೋರಿಸ್ತಾರೆ. ಗಾಂಧೀಜಿಯವರು ಹೇಳಿದಂತೆ ದೇವರು ಮನುಷ್ಯರನ್ನು ತನ್ನ ಆಹಾರಕ್ಕಾಗಿ ಶ್ರಮಿಸಲು ಸೃಷ್ಟಿಸಿದ್ದಾನೆ ಮತ್ತು ಕೆಲಸ ಮಾಡದೆ ಊಟ ಮಾಡುವುದು ಕಳ್ಳರು ಅಂತ ಅವರು ಪ್ರತಿಪಾದಿಸ್ತಾರೆ. ನನಗೆ ತುಂಬ ಇಷ್ಟವಾದದ್ದು ಸ್ವರಾಜ್ಯ ಮತ್ತು ಗ್ರಾಮ ಸ್ವರಾಜ್ಯ. ಆ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಸ್ವರಾಜ್ಯ ಅಂದರೆ ಕೇವಲ ರಾಜಕೀಯವಾಗಿ ಸ್ವಾತಂತ್ರ್ಯವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಆಂತರಿಕ ಸ್ವತಂತ್ರವನ್ನು ಹೊಂದುವುದು ಅಂತ. ನಮ್ಮ ಹಳ್ಳಿಗಳು ಉದ್ಧಾರ ಆದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅನ್ನೋದು ಅವರ ಕಾನ್ಸೆಪ್ಟ್ ಆಗಿರುತ್ತೆ. ಹಳ್ಳಿಗಳು ಆರ್ಥಿಕವಾಗಿ ಸ್ವಾವಲಂಬನೆ ಆಗುವುದು ಮತ್ತು ನಮ್ಮ NSS ಶಿಬಿರಗಳಲ್ಲಿ ನಾವು ಹಳ್ಳಿಗಳ ಸಮಸ್ಯೆಗೆ ಸ್ಥಳೀಯವಾಗಿ ಪರಿಹಾರವನ್ನು ಕಂಡುಕೊಳ್ಳಲು ನಾವು ಎನ್ಕರೇಜ್ ಮಾಡ್ತೀವಿ, ಪ್ರೋತ್ಸಾಹಿಸ್ತೀವಿ. ಮತ್ತು ಸ್ವದೇಶಿ ಪರಿಕಲ್ಪನೆ, ನಮ್ಮ ಸ್ಥಳೀಯ ಉತ್ಪನ್ನಗಳಿಗೆ ನಾವು ಒತ್ತನ್ನು ನೀಡ್ತೇವೆ ಮತ್ತು ಸ್ಥಳೀಯ ಕರಕುಶಲತೆ ವಸ್ತುಗಳನ್ನು ಬೆಂಬಲಿಸುವುದು ಸ್ವದೇಶಿ ತತ್ವವಾಗಿದೆ. ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಚಳುವಳಿ, ಸ್ವಾವಲಂಬನೆಯ ಅರಿವನ್ನು ಮೂಡಿಸಲಿಕ್ಕೆ ಸ್ವದೇಶಿ ಚಿಂತನೆಗಳನ್ನು ನಾವು ಆಚರಣೆಗೆ ತರ್ತಿದ್ದೇವೆ. ಫ್ರೆಂಡ್ಸ್, ವಿಶೇಷವೆಂದರೆ ಮಹಾತ್ಮ ಗಾಂಧೀಜಿಯವರ ಈ ತತ್ವಗಳಿದ್ದಾವಲ್ಲ ಕೇವಲ ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ. ಅಮೇರಿಕದ ಪೀಸ್ ಕಾಪ್ಸ್ ಮತ್ತು ಸ್ವಯಂ ಸೇವಕ ಯೋಜನೆಯಿಂದ ಹಿಡಿದು ಶ್ರೀಲಂಕಾದ ಸರ್ವೋದಯ ಶ್ರಮದಂಡ ಆಂದೋಲನವರೆಗೆ ಜಗತ್ತಿನ ಅನೇಕ ರಾಷ್ಟ್ರಗಳು ಗಾಂಧೀಜಿಯವರ ತತ್ವಗಳನ್ನು ಮತ್ತು ಸ್ವಯಂ ಸೇವನ ಮನೋಭಾವಗಳನ್ನು ತಮ್ಮ ಅಭಿವೃದ್ಧಿಗೆ ಮತ್ತು ಅಲ್ಲಿನ ಯುವಜನತೆ ಅಭಿವೃದ್ಧಿಗೆ ಅಳವಡಿಸಿಕೊಂಡಿದೆ.
1: ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ನಿಶ್ಚಿತ್ ಅವರೇ. ಹಾಗೆ ಕೇಳುಗರೆ, ಈಗ ಇನ್ನೊಬ್ಬರು ವಿದ್ಯಾರ್ಥಿ ಚರಣ್ ಅವರು ಗಾಂಧೀಜಿಯ ಬಗ್ಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೇಳೋಣವಾ?
4: ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ನಾನು ಚರಣ್, MS ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೀರ್ಥಹಳ್ಳಿಯ BCA ಅಂತಿಮ ವರ್ಷದ ವಿದ್ಯಾರ್ಥಿ ಹಾಗೂ ನಮ್ಮ ಕಾಲೇಜಿನ NSSನ ಸಕ್ರಿಯ ಸ್ವಯಂ ಸೇವಕ. ವಿದ್ಯಾಭ್ಯಾಸದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿಯೂ ನನ್ನನ್ನು ತೊಡಗಿಸಿಕೊಳ್ಳುವ ಅವಕಾಶ ನನಗೆ NSS ಮೂಲಕ ದೊರೆತಿದೆ. NSS ಸ್ವಯಂ ಸೇವಕನಾಗಿ ವಿವಿಧ ಸ್ವಚ್ಛತಾ ಅಭಿಯಾನಗಳು, ಸಾಮಾಜಿಕ ಸೇವಾ ಕಾರ್ಯಗಳು, ಜಾಗೃತಿ ಕಾರ್ಯಕ್ರಮಗಳು ಹಾಗೂ ಕಾಲೇಜಿನ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. ಈ ಅನುಭವಗಳ ಮೂಲಕ ನಾನು ಒಂದು ಮುಖ್ಯವಾದ ವಿಷಯವನ್ನು ಕಲಿತಿದ್ದೇನೆ. ಸೇವೆ ಎಂದರೆ ಕೇವಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಲ್ಲ. ಸೇವೆ ಎಂದರೆ ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ಜವಾಬ್ದಾರಿಯನ್ನು ಅರಿತುಕೊಳ್ಳುವುದು. ಇಂದು ನಾವು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಗಾಂಧೀಜಿ ಎಂದರೆ ಕೇವಲ ಭಾರತದ ಸ್ವತಂತ್ರ ಹೋರಾಟದ ಒಬ್ಬ ನಾಯಕ ಎಂಬುದಷ್ಟೇ ಅಲ್ಲ, ಸತ್ಯ, ಅಹಿಂಸೆ, ಸರಳತೆ, ಸ್ವಚ್ಛತೆ, ಸ್ವಾವಲಂಬನೆ ಮತ್ತು ಸಾಮಾಜಿಕ ಜವಾಬ್ದಾರಿಯಂತಹ ಮೌಲ್ಯಗಳನ್ನು ತಮ್ಮ ಜೀವನದ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ. ಗಾಂಧೀಜಿಯವರ ಚಿಂತನೆಗಳಲ್ಲಿ ಒಂದು ಪ್ರಮುಖ ಅಂಶವೆಂದರೆ ಸಮಾಜದಲ್ಲಿ ಬದಲಾವಣೆ ಬರಬೇಕು, ಅದು ನಮ್ಮಿಂದಲೇ ಆರಂಭವಾಗಬೇಕು ಎಂಬುದು. ನಾವು ಸಮಾಜದಲ್ಲಿ ಸಮಸ್ಯೆಗಳಿವೆ ಎಂದು ಹೇಳುವುದು ಸುಲಭ, ಆದರೆ ಆ ಸಮಸ್ಯೆಯನ್ನು ಕಡಿಮೆ ಮಾಡಲು ನನ್ನಿಂದ ಏನು ಮಾಡಬಹುದು ಎಂದು ಯೋಚಿಸುವುದೇ ಬಹಳ ಮುಖ್ಯ. ಇಲ್ಲಿಯೇ NSS ಪಾತ್ರ ಬಹಳ ಮಹತ್ವ ಪಡೆಯುತ್ತದೆ. NSS ರಾಷ್ಟ್ರೀಯ ಸೇವಾ ಯೋಜನೆ ಇದರ ಧ್ಯೇಯವಾಕ್ಯ ನಾಟ್ ಮೀ ಬಟ್ ಯು, ನನಗಲ್ಲ ನಿನಗೆ ಎಂಬುದು. ಈ ಒಂದು ಮಾತಿನಲ್ಲಿಯೇ NSSನ ಸೇವಾ ಮನೋಭಾವ ಅಡಗಿ. ನಮ್ಮ ವೈಯಕ್ತಿಕ ಹಿತಕ್ಕಿಂತ ಸಮಾಜದ ಹಿತಕ್ಕೆ ಆದ್ಯತೆ ನೀಡುವುದು, ಅಗತ್ಯವಿರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡುವುದು ಮತ್ತು ಸಮಾಜದ ಬಗ್ಗೆ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆದು ಬರುವುದು NSSನ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. NSS ಅನ್ನು ಗಾಂಧೀಜಿ ಸ್ವತಃ ಸ್ಥಾಪಿಸಿಲ್ಲ. ಭಾರತ ಸರ್ಕಾರವು 1969 ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ NSS ಅನ್ನು ಆರಂಭಿಸಿತು. ಆದರೆ NSSನ ಸೇವಾ ಮನೋಭಾವದಲ್ಲಿ ಗಾಂಧೀಜಿಯವರ ಹಲವು ಆದರ್ಶ ಪ್ರತಿಫಲವನ್ನು ನಾವು ಕಾಣಬಹುದು. ಗಾಂಧೀಜಿಯವರ ಗ್ರಾಮಾಭಿವೃದ್ಧಿ, ಸ್ವಚ್ಛತೆ, ಸ್ವಾವಲಂಬನೆ ಮತ್ತು ಸಾಮಾನ್ಯ ಜನರ ಸೇವೆಗೆ ವಿಶೇಷ ಮಹತ್ವವನ್ನು ನೀಡಿದ್ದರು. ಇಂದು NSS ವಿದ್ಯಾರ್ಥಿಗಳನ್ನು ಸಮಾಜದೊಂದಿಗೆ ಸಂಪರ್ಕಿಸುವ ಮೂಲಕ ಇದೇ ರೀತಿಯ ಸೇವಾ ಮನೋಭಾವವನ್ನು ಬೆಳೆಸಲು ಪ್ರಯತ್ನಿಸುತ್ತದೆ. ಕೊನೆಯದಾಗಿ ಈ ವಿಶೇಷ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಸಮಾಜ ನಮಗೆ ಏನು ನೀಡುತ್ತದೆ ಎಂದು ಕೇಳುವುದಕ್ಕಿಂತ ನಾವು ಸಮಾಜಕ್ಕೆ ಏನು ನೀಡಬಹುದು ಎಂದು ಯೋಚಿಸೋಣ. ಸೇವೆಯ ಮನೋಭಾವವನ್ನು ಬೆಳೆಸೋಣ. ಸಾಮಾಜಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮಿಂದ ಸಾಧ್ಯವಾದ ಸಣ್ಣ ಬದಲಾವಣೆಯನ್ನು ಇಂದಿನಿಂದಲೇ ಆರಂಭಿಸೋಣ. ಇಂತಹ ಅವಕಾಶವನ್ನು ನೀಡಿದ ನಮ್ಮ ಕಾಲೇಜಿನ NSS ಘಟಕಕ್ಕೆ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಮಾತುಗಳನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.
1: ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು ಚರಣ್ ಅವರೇ. ಕೇಳಿಸ್ಕೊಳ್ತಾ ಇರಲ ಸ್ನೇಹಿತರೆ, ವಿದ್ಯಾರ್ಥಿಗಳ ಕಣ್ಣಲ್ಲಿ ಗಾಂಧೀಜಿಯವರು ಹೇಗೆಲ್ಲ ಇದ್ದಾರೆ, ಇವರ ತತ್ವಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರಣೆಯನ್ನ ನೀಡ್ತಾ ಇದ್ರು. ಹಾಗೀಗ ಇನ್ನೋರ್ವ ವಿದ್ಯಾರ್ಥಿ ಅವರ ದೃಷ್ಟಿಯಲ್ಲಿ ಗಾಂಧೀಜಿಯವರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನೂತನ್ ಅವರೇ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ನಿಮ್ಮ ದೃಷ್ಟಿಕೋನದಲ್ಲಿ ಗಾಂಧೀಜಿಯವರು ಹೇಗೆ ಕಾಣಿಸ್ತಾರೆ, ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದಾ?
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೂತನ್ HS, ತೃತೀಯ BCA ವಿದ್ಯಾರ್ಥಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೀರ್ಥಹಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇಂದು ಗಾಂಧೀಜಿಯವರ ವಿಚಾರಧಾರೆ ಮತ್ತು ಅವರ ತತ್ವಗಳ ಬಗ್ಗೆ ನನ್ನ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಗಾಂಧೀಜಿ ಅಂದರೆ ನಮಗೆ ಮೊದಲು ನೆನಪಾಗುವುದು ಸತ್ಯ ಮತ್ತು ಅಹಿಂಸೆ. ಗಾಂಧೀಜಿಯವರ ಜೀವನದಲ್ಲಿ ಸತ್ಯಕ್ಕೆ ತುಂಬ ದೊಡ್ಡ ಸ್ಥಾನ ಇತ್ತು. ಅವರು ಸತ್ಯವನ್ನು ಕೇವಲ ಹೇಳುವುದಷ್ಟೇ ಅಲ್ಲ, ಜೀವನದಲ್ಲೂ ಅನುಸರಿಸಬೇಕು ಎಂದು ನಂಬಿದ್ದರು. ಅದಕ್ಕಾಗಿಯೇ ಅವರ ವಿಚಾರಧಾರೆಯಲ್ಲಿ ಸತ್ಯವೇ ದೇವರು ಎಂಬ ಮಾತಿಗೆ ಬಹಳ ಮಹತ್ವವಿದೆ. ಅವರ ಇನ್ನೊಂದು ಮುಖ್ಯ ತತ್ವ ಅಹಿಂಸೆ. ಅಹಿಂಸೆ ಎಂದರೆ ಕೇವಲ ಯಾರಿಗೂ ಹೊಡೆಯಬಾರದು ಎನ್ನುವುದಲ್ಲ, ನಮ್ಮ ಮಾತಿನಿಂದ ಅಥವಾ ನಮ್ಮ ವರ್ತನೆಯಿಂದ ಇನ್ನೊಬ್ಬರಿಗೆ ನೋವು ಕೊಡಬಾರದು ಎನ್ನುವುದು ಅಹಿಂಸೆಯೇ. ಸಮಸ್ಯೆ ಬಂದಾಗ ಜಗಳ ಮಾಡುವ ಬದಲು ಶಾಂತಿಯಿಂದ ಪರಿಹಾರ ಹುಡುಕಬೇಕು ಎನ್ನುವುದು ಗಾಂಧೀಜಿಯವರ ವಿಚಾರ. ಗಾಂಧೀಜಿಯವರು ಸತ್ಯಾಗ್ರಹದ ಮೂಲಕ ಅನ್ಯಾಯದ ವಿರುದ್ಧ ಹೋರಾಡಿದರು. ಅವರ ಪ್ರಕಾರ ಅನ್ಯಾಯವನ್ನು ಎದುರಿಸಲು ಯಾವಾಗಲೂ ಹಿಂಸೆಯ ಅವಶ್ಯಕತೆ ಇಲ್ಲ, ಸತ್ಯ ಮತ್ತು ಶಾಂತಿಯ ಮಾರ್ಗದಲ್ಲೂ ದೊಡ್ಡ ಬದಲಾವಣೆಯನ್ನು ತರಬಹುದು. ಗಾಂಧೀಜಿಯವರು ಸ್ವದೇಶಿ ಮತ್ತು ಸ್ವಾವಲಂಬನೆಗೂ ಹೆಚ್ಚಿನ ಮಹತ್ವ ನೀಡಿದರು. ನಮ್ಮ ದೇಶದಲ್ಲಿ ತಯಾರಾದ ವಸ್ತುಗಳನ್ನು ಬಳಸಬೇಕು, ನಮ್ಮ ಕೆಲಸವನ್ನು ಸಾಧ್ಯವಾದಷ್ಟು ನಾವೇ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಗ್ರಾಮಗಳು ಅಭಿವೃದ್ಧಿಯಾಗಬೇಕು ಎನ್ನುವುದು ಅವರ ಆಶಯವಾಗಿತ್ತು. ಅವರಿಗೆ ಸ್ವಚ್ಛತೆಯ ಮೇಲೂ ಬಹಳ ಕಾಳಜಿ ಇತ್ತು. ಸ್ವಚ್ಛತೆ ಎನ್ನುವುದು ಸರ್ಕಾರದ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎನ್ನುವುದು ಅವರ ವಿಚಾರವಾಗಿತ್ತು. ಗಾಂಧೀಜಿಯವರ ಮತ್ತೊಂದು ಮುಖ್ಯ ವಿಚಾರ ಮಾನವೀಯತೆ ಮತ್ತು ಸಮಾನತೆ. ಜಾತಿ, ಧರ್ಮ, ಶ್ರೀಮಂತ, ಬಡ ಎಂಬ ವ್ಯತ್ಯಾಸಗಳಿಗಿಂತ ಮನುಷ್ಯತ್ವಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು ಎನ್ನುವುದು ಅವರ ಆಶಯ. ಅವರು ಸರಳ ಜೀವನವನ್ನು ನಡೆಸಿದರು. ಸರಳವಾದ ಜೀವನದ ಮೂಲಕ ಜೀವನದಲ್ಲಿ ಹೆಚ್ಚು ವಸ್ತುಗಳಿಗಿಂತ ಒಳ್ಳೆಯ ಮೌಲ್ಯಗಳನ್ನು ವೃದ್ಧಿಸಿಕೊಳ್ಳಬೇಕು ಎಂದು ತೋರಿಸಿಕೊಟ್ಟರು. ಇಂದಿನ ಕಾಲದಲ್ಲೂ ಗಾಂಧೀಜಿಯವರ ವಿಚಾರಗಳು ನಮಗೆ ಬಹಳ ಮುಖ್ಯ. ಸಾಮಾಜಿಕ ಜಾಲತಾಣದಲ್ಲಿ ಯಾವುದಾದರೂ ವಿಷಯವನ್ನು ನೋಡಿದಾಗ ಅದು ನಿಜವೇ ಎಂದು ಪರಿಶೀಲಿಸಿ ನಂತರ ಹಂಚಿಕೊಳ್ಳುವುದು ಸತ್ಯವನ್ನು ಗೌರವಿಸುವ ಒಂದು ಮಾರ್ಗ. ಯಾರಾದರೂ ನಮ್ಮೊಂದಿಗೆ ಜಗಳ ಮಾಡಿದಾಗ ಅದೇ ರೀತಿಯಲ್ಲಿ ಜಗಳ ಮಾಡದೆ ಶಾಂತಿಯಿಂದ ಮಾತನಾಡುವುದು ಅಹಿಂಸೆಯ ಒಂದು ರೂಪ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದು ನಮ್ಮ ಜವಾಬ್ದಾರಿ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಮಾನವೀಯತೆ. ಹಾಗಾಗಿ ಗಾಂಧೀಜಿಯವರ ವಿಚಾರಧಾರೆ ಎಂದರೆ ಕೇವಲ ಪುಸ್ತಕದಲ್ಲಿ ಓದುವ ವಿಚಾರವಲ್ಲ, ಸತ್ಯ, ಅಹಿಂಸೆ, ಸರಳತೆ, ಸ್ವಚ್ಛತೆ, ಸ್ವಾವಲಂಬನೆ ಮತ್ತು ಮಾನವೀಯತೆ, ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಗಾಂಧಿ ವಿಚಾರಧಾರೆ. ಕೊನೆಯಲ್ಲಿ ಗಾಂಧೀಜಿಯವರ ಒಂದು ಮಾತನ್ನು ನೆನಪಿಸಿಕೊಳ್ಳೋಣ. ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆ ನೀವೇ ಆಗಿರಿ. ಈ ಮಾತು ನಮಗೆ ಸರಳವಾಗಿ ಒಂದು ಸಂದೇಶವನ್ನು ನೀಡುತ್ತದೆ. ದೇಶ ಬದಲಾಗಬೇಕು ಎಂದು ಕಾಯುವುದಕ್ಕಿಂತ ಬದಲಾವಣೆಯನ್ನು ನಮ್ಮಿಂದಲೇ ಆರಂಭಿಸೋಣ. ನಮ್ಮ ಮಾತಿನಲ್ಲಿ ಸತ್ಯ ಇರಲಿ, ನಮ್ಮ ನಡೆಯಲ್ಲಿ ಅಹಿಂಸೆ ಇರಲಿ, ನಮ್ಮ ಹೃದಯದಲ್ಲಿ ಮಾನವೀಯತೆ ಇರಲಿ. ಇದೇ ಗಾಂಧೀಜಿಯವರ ವಿಚಾರಧಾರೆಗೆ ನಾವು ನೀಡಬಹುದಾದ ನಿಜವಾದ ಗೌರವ. ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ನೂತನ್ ಅವರೇ. ಕೇಳಿಸ್ಕೊಳ್ತಾ ಇದ್ರಲ್ಲ, ಖಂಡಿತವಾಗ್ಲೂ ಈ ವಿಷಯಗಳನ್ನ ಕೇಳುವಾಗ ತುಂಬಾ ಖುಷಿ ಆಗುತ್ತಲ್ವಾ? ಈಗಿನ ವಿದ್ಯಾರ್ಥಿಗಳಲ್ಲೂ ಕೂಡ ಗಾಂಧಿಯ ಕಲ್ಪನೆ ನಿಜಕ್ಕೂ ಶ್ಲಾಘನೀಯವಾದುದು. ಹಾಗಿದ್ರೆ ಮತ್ತಷ್ಟು ವಿದ್ಯಾರ್ಥಿಗಳು ಗಾಂಧೀಜಿಯವರ ಬಗ್ಗೆ ಸಾಕಷ್ಟು ವಿಚಾರವನ್ನ ಹಂಚಿಕೊಂಡಿದ್ದಾರೆ, ಅವರ ಮಾತುಕತೆಗಳನ್ನು ಕೂಡ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ವಿಶೇಷವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಗಾಂಧೀಜಿ ಅನ್ನೋ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವೀಗ ಕೇಳ್ತಾ ಇರೋದು ವಿಶೇಷವಾದ ಕಾರ್ಯಕ್ರಮ ವಿದ್ಯಾರ್ಥಿ ಕಣ್ಣಲ್ಲಿ ಗಾಂಧೀಜಿ ಅನ್ನೋ ಕಾರ್ಯಕ್ರಮ. ಕೇಳುಗರೆ, ಇವತ್ತು ಎಲ್ಲೆಡೆ ಗಾಂಧಿ ಜಯಂತಿಯನ್ನ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ಹೀಗಿರುವಾಗ ಈಗಿನ ಯುವಕರು ಯುವತಿಯರು ಗಾಂಧೀಜಿಯನ್ನ ಹೇಗೆ ನೋಡ್ತಾರೆ, ಅವರ ದೃಷ್ಟಿಕೋನದಲ್ಲಿ ಗಾಂಧೀಜಿಯವರು ಹೇಗಿದ್ದಾರೆ ಅನ್ನೋ ಒಂದು ಸಣ್ಣ ಪ್ರಯತ್ನ ಮಾಡುವಂತಹ ಹಂಬಲ ನಮ್ಮ ಕಾರ್ಯಕ್ರಮದ ಮುಖಾಂತರ ಈಡೇರ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಅವರ ದೃಷ್ಟಿಕೋನದಲ್ಲಿ ಗಾಂಧೀಜಿಯವರು ಹೇಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಆಗ್ಲಿಂದ ಕೇಳ್ತಿದ್ದೀರಾ, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದಾರೆ. ಹಾಗೆ ಈಗ ಮತ್ತಷ್ಟು ವಿದ್ಯಾರ್ಥಿಗಳು ಗಾಂಧೀಜಿಯವರ ಕುರಿತು ಇನ್ನೊಂದಿಷ್ಟು ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದಾರೆ. ಹಾಗೆ ಈಗ ಮೊದಲನೇದಾಗಿ ಚೇತನ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ. ಚೇತನ್ ಅವರೇ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಗಾಂಧೀಜಿಯವರು ಹೇಗೆ ಕಾಣಿಸ್ತಾರೆ, ಹಾಗೆ ಅವರ ತತ್ವಗಳನ್ನ ನೀವು ಹೇಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಹಂಚ್ಕೋಬಹುದಾ?
8: ನನ್ನ ಹೆಸರು ಚೇತನ್ ಕೆ ಎಂ. ನಾನು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನರಸಿಂಹರಾಜಪುರ ಇದರಲ್ಲಿ ಪ್ರಥಮ BA ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದು, ಆಸಕ್ತಿ ಎಂದು ಕ್ಷಮಿಸಲಾರ, ಕ್ಷಮೆ ಎನ್ನುವುದು ಶಕ್ತಿ ಅಥವಾ ಸಾಮರ್ಥ್ಯದ ಸಂಕೇತವಿದ್ದಂತೆ ಎಂದು ಗಾಂಧೀಜಿಯವರ ನುಡಿಮಾತಿನಿಂದ ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟದ ನಾಯಕ. ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಹಲವು ತತ್ವಗಳ ಮೂಲಕ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿದ್ದಾರೆ. ಗಾಂಧೀಜಿಯ ತತ್ವಗಳು ತಮ್ಮ ಸರಳತೆ, ಸತ್ಯ ಮತ್ತು ಅಹಿಂಸಾ ಮೂಲಕ ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸ್ಥಿತಿಗೆ ಗಾಢವಾದ ಪ್ರಭಾವ ಬೀರಿವೆ. ಗಾಂಧೀಜಿಯ ಪ್ರಮುಖ ತತ್ವಗಳಲ್ಲಿ ಸತ್ಯ ಮತ್ತು ಅಹಿಂಸೆ ಪ್ರಮುಖವಾಗಿದೆ. ಅದರಂತೆಯೇ ಸತ್ಯವು ಯಾವ ಪರಿಸ್ಥಿತಿಯಲ್ಲೂ ತ್ಯಜಿಸಬಾರದ ಮೌಲ್ಯ, ಸತ್ಯಮೇವ ಜಯತೆ ಎಂಬ ಅವರ ನಂಬಿಕೆಯನ್ನು ಆಧರಿಸಿ ಗಾಂಧೀಜಿ ತಮ್ಮ ಜೀವನದಲ್ಲಿ ಯಾವಾಗಲೂ ಸತ್ಯವನ್ನು ಪಾಲಿಸಿದರು. ಅಹಿಂಸೆ ಗಾಂಧೀಜಿಯ ಮತ್ತೊಂದು ಅತಿ ಮಹತ್ವದ ತತ್ವವಾಗಿದೆ. ಗಾಂಧೀಜಿ ಹಿಂಸೆ ಎಂದರೆ ಶರೀರದ ವಿರುದ್ಧ ಮಾತ್ರವಲ್ಲ, ಆಲೋಚನೆಯ ಮಾತಿನ ಶಕ್ತಿ ಮಾತಿನ ಕ್ರಿಯೆ ಹಿಂಸೆ ಕೂಡ ಎಂದು ನಂಬಿದ್ದರು. ಅವರು ಸತ್ಯಾಗ್ರಹ ಎಂಬ ಹೊಸ ಮಾರ್ಗವನ್ನು ತೋರಿಸಿದರು, ಅಂದರೆ ಸತ್ಯಕ್ಕಾಗಿ ಹೋರಾಟವನ್ನು ಹಿಂಸೆ ಇಲ್ಲದೆ ನಡೆಸುವುದು ಮತ್ತು ಸ್ವಾವಲಂಬನೆ ಮತ್ತು ಗ್ರಾಮ ಸ್ವರಾಜ್ಯ ಕೂಡ ಗಾಂಧೀಜಿಯ ತತ್ವಗಳ ಭಾಗವಾಗಿಯೇ. ಗಾಂಧೀಜಿ ಸ್ವಾವಲಂಬನೆಗೆ ಮಹತ್ವ ನೀಡಿದರು, ಅಂದರೆ ತಾವು ನಿರ್ಭರವಾಗಿಯೇ ಬದುಕಬೇಕು. ಅವರು ಗ್ರಾಮೀಣ ಭಾರತ ಅಭಿವೃದ್ಧಿಗೆ ತುದಿಗಾಲುಗಳಲ್ಲಿ ನಿಲ್ಲಿಸಿದರು. ಗ್ರಾಮೀಣ ಸಮುದಾಯಗಳು ಸ್ವತಂತ್ರವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಬೇಕೆಂಬ ಅಭಿಪ್ರಾಯವನ್ನು ಹೊಂದಿದ್ದರು. ಗಾಂಧೀಜಿಯ ತತ್ವಗಳು ನಮ್ಮ ದೇಶದ ಮಾತ್ರವಲ್ಲ, ಇಡೀ ಜಗತ್ತಿನ ಜನರ ಮನಸ್ಸುಗಳಲ್ಲಿ ಶಾಂತಿಯ ಮತ್ತು ಸತ್ಯದ ಮಾರ್ಗವನ್ನು ತೋರಿಸುತ್ತದೆ. ಇವನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಮಾದರಿಯ ನಾಯಕನಾಗಿ ಸ್ಥಾಪಿತರಾದರು.
7: ಓಕೆ, ಧನ್ಯವಾದಗಳು ಚೇತನ್ ಅವರೇ. ಹಾಗೀಗ ಇನ್ನೊಬ್ರು ವಿದ್ಯಾರ್ಥಿನಿ ಗಾಂಧೀಜಿಯವರ ಬಗ್ಗೆ ಅವರ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ, ಕೇಳೋಣ. ಸಂತೃಪ್ತಿ ಅವರೇ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಿಮ್ಮ ದೃಷ್ಟಿಯಲ್ಲಿ ಗಾಂಧೀಜಿಯವರನ್ನ ಹೇಗೆ ಕಾಣ್ತೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
9: ನನ್ನ ಹೆಸರು ಸಂತೃಪ್ತಿ, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತೀರ್ಥಹಳ್ಳಿ. ನನ್ನ ಜೀವನವೇ ನನ್ನ ಸಂದೇಶ. ಇಂದು ಜಗತ್ತಿಗೆ ಸಾರಿದ ಮೋಹನದಾಸ್ ಕರಮಚಂದ್ ಗಾಂಧಿಯವರು ಕೇವಲ ಇತಿಹಾಸದ ಒಂದು ಪುಟವಲ್ಲ, ಬದಲಿಗೆ ಅವರು ಇಂದಿಗೂ ಮತ್ತು ಎಂದೆಂದಿಗೂ ಜಗತ್ತನ್ನು ಮುನ್ನಡೆಸುವ ಒಂದು ಸಾರ್ವಕಾಲಿಕ ಶಕ್ತಿ. ಭಾರತದ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ತಮ್ಮ ನೈತಿಕ ಶಕ್ತಿಯಿಂದ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸಿದ ಆ ಯುಗ ಪುರುಷನ ತತ್ವಗಳು ಇಂದಿನ ಆಧುನಿಕ ಯುಗದಲ್ಲೂ ಅತ್ಯಂತ ಪ್ರಸ್ತುತವಾಗಿವೆ. ಗಾಂಧೀಜಿಯವರ ಇಡೀ ಜೀವನ ಮತ್ತು ಹೋರಾಟಗಳು ನಿಂತಿರುವುದೇ ಎರಡು ಮಹಾನ್ ಆಧಾರ ಸ್ತಂಭಗಳ ಮೇಲೆ, ಅದೇ ಸತ್ಯ ಮತ್ತು ಅಹಿಂಸೆ. ಗಾಂಧೀಜಿಯವರ ಪಾಲಿಗೆ ಸತ್ಯ ಎನ್ನುವುದು ಕೇವಲ ಮಾತಿಗೆ ಸೀಮಿತವಾಗಿರಲಿಲ್ಲ, ಅವರ ಪಾಲಿಗೆ ಸತ್ಯವೇ ದೇವರಾಗಿತ್ತು. ಯಾವುದೇ ಕಠಿಣ ಪರಿಸ್ಥಿತಿ ಬಂದರೂ, ಎಂತಹದ್ದೇ ಆಮಿಷ ಎದುರಾದರೂ ಸತ್ಯದ ಹಾದಿಯನ್ನು ಬಿಡಬಾರದು ಎಂಬುದು ಅವರ ದೃಢ ನಂಬಿಕೆಯಾಗಿತ್ತು. ಇನ್ನು ಅವರ ಎರಡನೇ ಅಸ್ತ್ರ ಅಹಿಂಸೆ. ಅಹಿಂಸೆ ಎಂದರೆ ಕೇವಲ ದೈಹಿಕವಾಗಿ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು, ಆಲೋಚನೆ ಮತ್ತು ಕೃತಿಗಳಲ್ಲಿಯೂ ಯಾರಿಗೂ ಕೇಡು ಬಯಸದಿರುವುದು. ಅಹಿಂಸೆ ಎನ್ನುವುದು ಹೇಡಿಗಳ ಲಕ್ಷಣವಲ್ಲ, ಬದಲಿಗೆ ಜಗತ್ತಿನ ಅತ್ಯಂತ ಪ್ರಬಲವಾದ ಮತ್ತು ಶಕ್ತಿಶಾಲಿಯಾದ ನೈತಿಕ ಆಯುಧ ಎಂಬುದನ್ನು ಅವರು ತಮ್ಮ ಸತ್ಯಾಗ್ರಹಗಳ ಮೂಲಕ ಇಡೀ ಜಗತ್ತಿಗೆ ಸಾಬೀತುಪಡಿಸಿದರು. ಗಾಂಧೀಜಿಯವರ ದೂರದರ್ಶಿತ್ವದ ಮತ್ತೊಂದು ಪ್ರಮುಖ ವಿಚಾರವೆಂದರೆ ಸ್ವದೇಶಿ ಮತ್ತು ಆರ್ಥಿಕ ಸ್ವಾವಲಂಬನೆ. ದೇಶದ ಪ್ರತಿಯೊಂದು ಹಳ್ಳಿಯೂ ಒಂದು ಸ್ವಾವಲಂಬಿ ಗಣರಾಜ್ಯವಾಗಬೇಕು, ಅಂದರೆ ಗ್ರಾಮ ಸ್ವರಾಜ್ಯ ಸಾಕಾರಗೊಳ್ಳಬೇಕು ಎಂಬುದು ಅವರ ಕನಸಾಗಿತ್ತು. ನಮ್ಮ ದೇಶದಲ್ಲಿ ನಮ್ಮ ಕೈಯಾರ ತಯಾರಿಸಿದ ವಸ್ತುಗಳನ್ನು ನಾವೇ ಬಳಸಬೇಕು ಎಂದು ಅವರು ಪ್ರತಿಪಾದಿಸಿದರು. ಅವರು ಕೈಗೆತ್ತಿಕೊಂಡಿದ್ದ ಚರಕ ಮತ್ತು ಖಾದಿ ಕೇವಲ ಬಟ್ಟೆಯಾಗಿರಲಿಲ್ಲ, ಅದು ಭಾರತದ ಸ್ವಾಭಿಮಾನದ, ಶ್ರಮದ, ಗೌರವದ ಮತ್ತು ಬ್ರಿಟಿಷರ ಆರ್ಥಿಕತೆಯ ವಿರುದ್ಧದ ಅಹಿಂಸಾತ್ಮಕ ಪ್ರತಿಭಟನೆಯ ಬಲಿಷ್ಠ ಸಂಕೇತವಾಗಿತ್ತು. ಸ್ಥಳೀಯ ಕೈಗಾರಿಕೆಗಳಿಗೆ ಜೀವ ನೀಡುವುದರಿಂದ ಮಾತ್ರ ದೇಶದ ನಿಜವಾದ ಪ್ರಗತಿ ಸಾಧ್ಯ ಎಂದು ಅವರು ನಂಬಿದ್ದರು. ಸಾಮಾಜಿಕ ಸುಧಾರಣೆಯ ವಿಚಾರಕ್ಕೆ ಬಂದರೆ ಗಾಂಧೀಜಿಯವರು ಕಂಡ ಮಹೋನ್ನತ ಕನಸು ಸರ್ವೋದಯ, ಅಂದರೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ, ಮುಖ್ಯವಾಗಿ ಅತ್ಯಂತ ಬಡ ಮತ್ತು ಶೋಷಿತ ವರ್ಗದ ಜನರ ಕಲ್ಯಾಣ ಮತ್ತು ಅಭಿವೃದ್ಧಿ. ಸಮಾಜಕ್ಕೆ ಅಂಟಿದ್ದ ಅಸ್ಪೃಶ್ಯತೆ ಎಂಬ ಕಳಂಕವನ್ನ ತೊಡೆದು ಹಾಕಲು ಅವರು ಹಗಲಿರುಳು ಶ್ರಮಿಸಿದರು. ಶೋಷಿತರನ್ನು ಹರಿಜನ, ಅಂದರೆ ದೇವರ ಮಕ್ಕಳು ಎಂದು ಕರೆದರು. ಅವರಿಗೆ ಸಾಮಾಜಿಕ ಸಮಾನತೆ ಮತ್ತು ಗೌರವವನ್ನು ತಂದುಕೊಡಲು ಹೋರಾಡಿದರು. ಅಷ್ಟೇ ಅಲ್ಲದೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಸೇರಿದಂತೆ ದೇಶದ ಎಲ್ಲಾ ಧರ್ಮಗಳ ನಡುವೆ ಸಾಮರಸ್ಯ ಮತ್ತು ಕೋಮು ಸೌಹಾರ್ದತೆ ಇರಬೇಕೆಂಬುದು ಅವರ ಆಶಯವಾಗಿತ್ತು. ಇಂದಿನ ಸ್ವಾರ್ಥ, ಹಿಂಸೆ ಮತ್ತು ಅಶಾಂತಿಯ ಜಗತ್ತಿಗೆ ಗಾಂಧೀಜಿಯವರ ಶಾಂತಿ ಮತ್ತು ಸೌಹಾರ್ದತೆಯ ತತ್ವಗಳೇ ಏಕೈಕ ಪರಿಹಾರ. ಬನ್ನಿ, ನಮ್ಮ ದೈನಂದಿನ ಜೀವನದಲ್ಲಿ ಪ್ರಾಮಾಣಿಕತೆ, ಸರಳತೆ, ಸ್ವಚ್ಛತೆ ಮತ್ತು ಅಹಿಂಸೆಯನ್ನು ಅಳವಡಿಸಿಕೊಳ್ಳೋಣ. ಒಬ್ಬ ಜವಾಬ್ದಾರಿಯುತ ಎನ್ಎಸ್ಎಸ್ ಸ್ವಯಂ ಸೇವಕನಾಗಿ ಗಾಂಧಿ ಮಾರ್ಗದಲ್ಲಿ ನಡೆಯುತ್ತಾ ಒಂದು ಸದೃಢ ಮತ್ತು ಶಾಂತಿಯುತ ಸಮಾಜವನ್ನು ನಿರ್ಮಿಸಲು ಕೈಜೋಡಿಸೋಣ. ಧನ್ಯವಾದಗಳು.
7: ಖಂಡಿತವಾಗ್ಲೂ ಸಂತೃಪ್ತಿಯವರೇ, ನಿಮ್ಮೆಲ್ಲ ಅಭಿಪ್ರಾಯಗಳನ್ನ ಕೇಳಿ ತುಂಬಾನೇ ಖುಷಿಯಾಯಿತು. ಹಾಗೆ ನಿಮ್ಮೆಲ್ಲ ಅನಿಸಿಕೆಗಳಿಗಾಗಿ ಧನ್ಯವಾದಗಳು ಕೇಳುಗರೆ. ಹಾಗೆ ಇನ್ನೋರ್ವ ವಿದ್ಯಾರ್ಥಿನಿ ಇಂಚರ ಅವರು ಅವರ ದೃಷ್ಟಿಕೋನದಲ್ಲಿ ಗಾಂಧೀಜಿಯವ್ರನ್ನ ಹೇಗೆ ವರ್ಣಿಸ್ತಾರೆ ಕೇಳೋಣವಾ.
10: ನನ್ನ ಹೆಸರು ಇಂಚರ, ನಾನು ಅಂತಿಮ ವರ್ಷದ BA ವಿದ್ಯಾರ್ಥಿನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೀರ್ಥಹಳ್ಳಿ. ಇಂದು ನಾನು ಮಾತನಾಡುತ್ತಿರುವ ವಿಷಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಸಮಾಜ ಸೇವೆಗೆ ಅವರ ಕೊಡುಗೆ. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ವಿದ್ಯಾರ್ಥಿ ಜೀವನವು ಕೇವಲ ಪುಸ್ತಕಕ್ಕೆ ಸೀಮಿತವಾಗಿರಬಾರದು, ಅದು ಸಮಾಜ ಸೇವೆಯೊಂದಿಗೆ ಬೆಸೆದುಕೊಳ್ಳಬೇಕು. ಈ ಆಶಯದಿಂದಲೇ ರಾಷ್ಟ್ರೀಯ ಸೇವಾ ಯೋಜನೆ ಹುಟ್ಟಿಕೊಂಡಿದೆ. ಎನ್ಎಸ್ಎಸ್ನ ಧ್ಯೇಯವಾಕ್ಯವಾದ ನನಗಲ್ಲ ನಿನಗೆ ಎಂಬುದು ಗಾಂಧೀಜಿಯವರ ಸೇವಾ ತತ್ವವನ್ನೇ ಪ್ರತಿಬಿಂಬಿಸುತ್ತದೆ. ಮೊದಲಿಗೆ ಗಾಂಧೀಜಿಯವರ ಜೀವನದ ಬಗ್ಗೆ ಮೋಹನ್ದಾಸ್ ಕರ್ಮಚಂದ್ರ ಗಾಂಧಿಯವರು 2 ಅಕ್ಟೋಬರ್ 1869 ಗುಜರಾತಿನ ಪೋರಬಂದರ್ನಲ್ಲಿ ಜನಿಸಿದರು. ತಂದೆ ಕರ್ಮಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ. ತಾಯಿಯ ಸತ್ಯನಿಷ್ಠೆಯೇ ಅವರ ಬದುಕಿಗೆ ದಾರಿಯಾಯಿತು. ಲಂಡನ್ನಲ್ಲಿ ಕಾನೂನು ಪದವಿ ಪಡೆದು ವಕೀಲರಾಗಿ ದಕ್ಷಿಣ ಆಫ್ರಿಕಕ್ಕೆ ಹೋದಾಗ ಅಲ್ಲಿ ಭಾರತೀಯರ ಮೇಲಿನ ವರ್ಣಭೇದವನ್ನು ಕಂಡು ಮೊದಲ ಬಾರಿಗೆ ಸತ್ಯಾಗ್ರಹವೆಂಬ ಅಹಿಂಸೆಯ ಅಸ್ತ್ರವನ್ನು ಹಿಡಿದರು. 1915 ಭಾರತಕ್ಕೆ ವಾಪಸ್ ಬಂದ ನಂತರ ಚಂಬಾರಣ್ಯ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಯ ಮೂಲಕ ಇಡೀ ದೇಶವನ್ನು ಎತ್ತರಗೊಳಿಸಿದರು. ಗುರು ರವೀಂದ್ರನಾಥ್ ಠಾಗೂರ್ ಅವರು ಮಹಾತ್ಮ ಎಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ರಾಷ್ಟ್ರಪಿತ ಎಂದರು. ಗಾಂಧೀಜಿ 1948 ನಿಧನರಾದರು. ಎನ್ಎಸ್ಎಸ್ ಪ್ರಾರಂಭವಾಗಿದ್ದು 1969. ಆದರೂ ಎನ್ಎಸ್ಎಸ್ನ ಪ್ರತಿಯೊಂದು ತತ್ವವು ಗಾಂಧೀಜಿಯವರದ್ದೇ ಆಗಿದೆ. ನಾಟ್ ಮೀ ಬಟ್ ಯು, ನನಗಲ್ಲ ನಿನಗೆ, ಇದು ಎನ್ಎಸ್ಎಸ್ನ ಧ್ಯೇಯವಾಕ್ಯವಾದರೆ ಇದು ಗಾಂಧೀಜಿಯವರ ಸರ್ವೋದಯ ತತ್ವವಾಗಿದೆ. ಜಾತಿ, ಧರ್ಮ, ಭಾಷೆ, ಬಡವ, ಬಂದಿದ ಎಂಬ ಭೇದವಿಲ್ಲದೆ ಸಮಾಜದ ಏಳಿಗೆಗಾಗಿ ಶ್ರಮಿಸುವುದು, ಸ್ವಾವಲಂಬನೆ ಮತ್ತು ಶ್ರಮದಾನ, ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುವುದು, ಕೈ ಕೆಲಸಕ್ಕೆ ಗೌರವ ನೀಡುವುದು, ಸ್ವಯಂ ಸೇವಕರು ಸ್ವಚ್ಛತೆ, ರಸ್ತೆ ದುರಸ್ತಿ, ಶಾಲಾ ಕಟ್ಟಡದ ನಿರ್ಮಾಣ ಮುಂತಾದ ಶ್ರಮದಾನಗಳಲ್ಲಿ ತೊಡಗುತ್ತಾರೆ. ಗ್ರಾಮ ಸ್ವರಾಜ್ಯ ಮತ್ತು ಸ್ವಚ್ಛತೆ ಭಾರತದ ಆತ್ಮ ಹಳ್ಳಿಗಳಲ್ಲದೆ ಗಾಂಧೀಜಿ ಒಂದು ಗ್ರಾಮವನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿ ಮಾಡುವುದು ಸ್ವಚ್ಛ ಭಾರತದ ಕನಸು. ಸ್ವಚ್ಛತೆ ಮತ್ತು ಆರೋಗ್ಯ. ಗಾಂಧೀಜಿ ಹೇಳುತ್ತಿದ್ದರು, ಸ್ವಚ್ಛತೆಯು ಸ್ವಾತಂತ್ರ್ಯಕ್ಕಿಂತ ಹೆಚ್ಚು ಮುಖ್ಯ. ಅವರ ಮಾತೆ ಇಂದು ನಮ್ಮ ಸ್ವಚ್ಛ ಭಾರತ ಅಭಿಯಾನವಾಗಿದ್ದು, ನಾವು ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ ಗ್ರಾಮದ ಬಗ್ಗೆ ಜಾಗೃತಿ ಮೂಡಿಸುತ್ತೇವೆ. ಉದ್ದೇಶಗಳು ಮತ್ತು ಅನುಷ್ಠಾನ. ಗಾಂಧೀಜಿಯವರ ಕನಸಾದ ಸ್ವಚ್ಛ ಭಾರತವನ್ನು NSS ಸ್ವಚ್ಛತೆ ಅಭಿಯಾನದ ಮೂಲಕ ಮುಂದುವರಿಸುತ್ತಿದೆ. ರಕ್ತದಾನ, ಸಾಕ್ಷರತಾ ಆಂದೋಲನ, ಮತದಾನದ ಜಾಗೃತಿ, ನಾಯಕತ್ವ ಗುಣ, ಸಾಮಾಜಿಕ ಜವಾಬ್ದಾರಿ ಮುಂತಾದ ಕಾರ್ಯಕ್ರಮಗಳ ಸಮಾಜ ಸೇವೆಗೆ ಉತ್ತಮ ಉದಾಹರಣೆಯಾಗಿದೆ. ಆದ್ದರಿಂದ ಗಾಂಧೀಜಿಯವರು ತತ್ವಗಳಿಲ್ಲದೆ NSS ಅಪೂರ್ಣ ಮತ್ತು NSS ಇಲ್ಲದೆ ವಿದ್ಯಾರ್ಥಿ ಜೀವನ ಅಪೂರ್ಣ. ಸರ್ವೋದಯದ ಕನಸನ್ನು ನನಸು ಮಾಡೋಣ. ಧನ್ಯವಾದಗಳು.
7: ನಿಮಗೂ ಕೂಡ ಧನ್ಯವಾದಗಳು ಇಂಚರಾ ಅವರೇ. ಹಾಗೆ ಕೇಳುಕರೆ, ಈಗ ಇನ್ನೊಬ್ಬರು ವಿದ್ಯಾರ್ಥಿನಿ ಮಾನ್ಯಶ್ರೀ ಅವರು, ಅವರ ದೃಷ್ಟಿಕೋನದಲ್ಲಿ ಗಾಂಧೀಜಿಯವ್ರನ್ನ ಹೇಗೆ ಕಾಣ್ತಾರೆ, ಅವರ ತತ್ವಗಳನ್ನ ಅಳವಡಿಸ್ಕೊಳ್ತಾರೋ ಇಲ್ವೋ ಅಂತ ಅವರೊಟ್ಟಿಗೆ ಕೇಳೋಣವಾ. ಮಾನ್ಯಶ್ರೀ ಅವರೇ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಿಮ್ಮ ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚ್ಕೋಬಹುದಾ?
11: ಶ್ರಮಯೇವ ಜಯತೆ. ನಾನು ಸ್ವಯಂ ಸೇವಕಿ ಮಾನ್ಯಶ್ರೀ ಎಂ, ಪ್ರಥಮ ಎಂ ಕಾಂ ವಿದ್ಯಾರ್ಥಿನಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ತೀರ್ಥಹಳ್ಳಿ. ಶೀರ್ಷಿಕೆ ಸೇವೆಯಲ್ಲಿ ನಾ ಕಂಡ ಗಾಂಧಿ. ಗಾಂಧೀಜಿ ಎಂದರೆ ನಮ್ಮ ಕಣ್ಣ ಮುಂದೆ ಬರುವುದು ಸರಳವಾದ ಉಡುಪು, ಕೈಯಲ್ಲಿ ಕೋಲು, ಮುಖದಲ್ಲಿ ಶಾಂತಿ ಮತ್ತು ಹೃದಯದಲ್ಲಿ ಭಾರತದ ಮೇಲಿನ ಅಪಾರ ಪ್ರೀತಿ. ಆದರೆ NSS ಸ್ವಯಂ ಸೇವಕಳಾಗಿ ಗಾಂಧೀಜಿಯನ್ನು ನೋಡಿದಾಗ ನನಗೆ ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕಾಣುವುದಿಲ್ಲ. ಸೇವೆ, ತ್ಯಾಗ, ಪರಿಶ್ರಮ, ಸ್ವಚ್ಛತೆ, ಸಮಾನತೆ ಮತ್ತು ಮಾನವೀಯತೆಯ ಪ್ರತಿರೂಪವಾಗಿ ಕಾಣುತ್ತಾರೆ. ಗಾಂಧೀಜಿಯವರ ಜೀವನ ನಮಗೆ ಪರಿಶ್ರಮದ ಮಹತ್ವವನ್ನು ಕಲಿಸುತ್ತದೆ. ಅವರು ತಮ್ಮ ಜೀವನವನ್ನು ದೇಶಕ್ಕಾಗಿ ಮತ್ತು ಜನರಿಗಾಗಿ ಮುಡಿಪಿಟ್ಟರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದರ ಜೊತೆ ಜೊತೆಗೆ ಗ್ರಾಮಗಳ ಅಭಿವೃದ್ಧಿ, ಸ್ವಚ್ಛತೆ, ಶಿಕ್ಷಣ, ಸ್ವಾವಲಂಬನೆ ಮತ್ತು ಸಾಮಾಜಿಕ ಸಮಾನತೆಗಾಗಿ ನಿರಂತರವಾಗಿ ಕೆಲಸ ಮಾಡಿದರು. ಅವರ ಜೀವನದಲ್ಲಿ ನಮಗೆ ಒಂದು ಮುಖ್ಯ ಸಂದೇಶವೂ ಸಿಗುತ್ತದೆ. ಅದೇನೆಂದರೆ ಬದಲಾವಣೆಯನ್ನು ಬಯಸುವುದಷ್ಟೇ ಸಾಕಾಗುವುದಿಲ್ಲ, ಆ ಬದಲಾವಣೆಯನ್ನು ನಮ್ಮ ಜೀವನದ ಭಾಗವಾಗಿಸಿಕೊಳ್ಳಬೇಕು. NSS ಸ್ವಯಂ ಸೇವಕರಾಗಿ ನಾವು ಕೂಡ ಸಮಾಜದ ಸಮಸ್ಯೆಗಳನ್ನು ಕೇವಲ ನೋಡಿದರೆ ಸಾಲದು, ಅವುಗಳ ಪರಿಹಾರಕ್ಕಾಗಿ ನಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡಬೇಕು. ಒಂದು ಸಣ್ಣ ಸ್ವಚ್ಛತಾ ಕಾರ್ಯಕ್ರಮವಾಗಲಿ, ರಕ್ತದಾನವಾಗಲಿ, ಗಿಡ ನೆಡುವುದಾಗಲಿ ಅಥವಾ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವುದಾಗಲಿ, ಪ್ರತಿಯೊಂದು ಸೇವೆಯಲ್ಲಿಯೂ ಗಾಂಧೀಜಿಯವರ ಪರಿಶ್ರಮದ ಸ್ಫೂರ್ತಿಯನ್ನು ಕಾಣಬಹುದು. NSSನ ಧ್ಯೇಯವಾಕ್ಯ ನಾಟ್ ಮೀ ಬಟ್ ಯು, ನನಗಲ್ಲ ನಿನಗೆ, ಈ ಮಾತು NSS ಸ್ವಯಂ ಸೇವಕರ ಸೇವಾ ಮನೋಭಾವದ ಪ್ರತೀಕವಾಗಿದೆ. NSS ಗೀತೆಯನ್ನು ಹಾಡುವಾಗ ನಾವು ಕೇವಲ ಒಂದು ಹಾಡಾಗಿ ಹಾಡುವುದಿಲ್ಲ, ಅದು ಸಮಾಜದಲ್ಲಿ ನಾವು ಬದುಕುವ ಜವಾಬ್ದಾರಿಯನ್ನು ನೆನಪಿಸಿಕೊಳ್ಳುತ್ತದೆ. NSS ಗೀತೆಯಲ್ಲಿ ನಿಸ್ವಾರ್ಥ ಸೇವೆಯ ಮನೋಭಾವ, ಸಾಮಾಜಿಕ ಜವಾಬ್ದಾರಿ, ಏಕತೆ ಮತ್ತು ಸಹೋದರತ್ವ, ಶಿಸ್ತು, ದೇಶಪ್ರೇಮ ಮತ್ತು ಸಮಾಜದ ಬಗ್ಗೆ ಕಾಳಜಿಯನ್ನು ಬೆಳೆಸುತ್ತದೆ. ನಾವು NSS ಗೀತೆಯನ್ನು ಹಾಡುವಾಗ ಪ್ರತಿಯೊಂದು ಕ್ಷಣದಲ್ಲೂ ನನಗಿಂತ ಸಮಾಜ ಬಹಳ ಮುಖ್ಯ ಎಂಬ ಭಾವನೆಯನ್ನು ನಮ್ಮೊಳಗೆ ಮೂಡಿಸುತ್ತದೆ. ಒಂದು ವಿಷಯವೆಂದರೆ NSS ಅನ್ನು ಗಾಂಧೀಜಿಯವರು ಸ್ಥಾಪಿಸಲಿಲ್ಲ. NSS ಅನ್ನು ಭಾರತ ಸರ್ಕಾರವು 1969 ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಆರಂಭಿಸಿದರು. ಆದರೆ NSSನ ಸೇವಾ ಚಟುವಟಿಕೆಗಳ ಹಿಂದೆ ಇರುವ ಸಮುದಾಯ ಸೇವೆ, ಗ್ರಾಮೀಣ ಅಭಿವೃದ್ಧಿ, ಸ್ವಚ್ಛತೆ, ಶ್ರಮದ ಗೌರವ, ಸಾಮಾಜಿಕ ಸಮಾನತೆ ಮತ್ತು ನಿಸ್ವಾರ್ಥ ಸೇವೆಯಂತಹ ಅಮೂಲ್ಯಗಳು ಗಾಂಧೀಜಿಯವರ ಚಿಂತನೆಗಳೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ. ಆದ್ದರಿಂದ NSS ಮೂಲಕ ನಾವು ಗಾಂಧೀಜಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿಯೂ ಅಳವಡಿಸಿಕೊಳ್ಳಬಹುದು. ನಾವು ಒಂದು ಗ್ರಾಮವನ್ನು ಸ್ವಚ್ಛಗೊಳಿಸುವಾಗ ಸ್ವಚ್ಛ ಭಾರತದ ಗಾಂಧೀಜಿಯವರ ಕನಸನ್ನು ಕಾಣುತ್ತೇವೆ. ನಾವು ಬಡವರಿಗೆ ಸಹಾಯವನ್ನು ಮಾಡುವಾಗ ಅವರ ಸೇವಾ ಮನೋಭಾವವನ್ನು ಕಾಣುತ್ತೇವೆ. ನಾವು ಎಲ್ಲರನ್ನೂ ಸಮಾನವಾಗಿ ಕಾಣುವಾಗ ಅವರ ಸಮಾನತೆಯ ಸಂದೇಶವನ್ನು ಕಾಣುತ್ತೇವೆ. ನಾವು ಸಮಾಜಕ್ಕಾಗಿ ಏನಾದರೂ ಒಂದು ಸಹಾಯವನ್ನು ಮಾಡಬೇಕೆಂದು ನಮ್ಮ ಸಮಯವನ್ನು ನೀಡಿದಾಗ ನನಗಲ್ಲ ನಿನಗೆ ಎಂಬ ಧ್ಯೇಯ ವಾಕ್ಯವನ್ನು ನಮ್ಮ ಮನಸ್ಸಿಗೆ ಮನದಟ್ಟು ಮಾಡುತ್ತದೆ. ಆದ್ದರಿಂದ ಗಾಂಧೀಜಿ ಎಂಬುವವರು ಇತಿಹಾಸದ ಪುಟವಲ್ಲ, ಅವರು ನಮ್ಮ ಜೊತೆಯಲ್ಲಿ ನಮ್ಮ ಸೇವೆಯಲ್ಲಿ ಜೀವಂತವಾಗಿರುವ ಒಂದು ಚಿಂತನೆ. NSS ಕೇವಲ ಒಂದು ಸಂಘಟನೆಯಲ್ಲ, ಅದು ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕು ಎಂಬ ಜವಾಬ್ದಾರಿಯನ್ನ ಭಾವನೆಯನ್ನ ನೀಡುವಂತಹ ಒಂದು ಧ್ಯೇಯವಾಗಿದೆ. ನಾನು ಕಂಡ ಗಾಂಧೀಜಿ ಎಂದರೆ ಕನ್ನಡಕ ಹಾಕಿಕೊಂಡು ನೋಡಿದ ಗಾಂಧಿಯಲ್ಲ, ಚರಕವನ್ನು ಹಿಡಿದ ಗಾಂಧಿಯಲ್ಲ, ಸಮಾಜದ ನೋವನ್ನು ತನ್ನ ನೋವಾಗಿ ಕಂಡು ಸೇವೆಯ ಮೂಲಕ ಬದಲಾವಣೆಯನ್ನು ತಂದ ಗಾಂಧಿ, ಅದುವೇ ನನ್ನ ಸೇವೆಯಲ್ಲಿ ಕಂಡ ಗಾಂಧಿ. ಧನ್ಯವಾದಗಳು.
7: ಧನ್ಯವಾದಗಳು ಮಾನಶ್ರೀ ಅವರೇ. ಹಾಗೆ ಈಗ ಇನ್ನೋರ್ವ ವಿದ್ಯಾರ್ಥಿ ಸುದೀಪ್ ಶೆಟ್ಟಿ ಅವರು ಗಾಂಧೀಜಿಯವರ ಬಗ್ಗೆ ಅವರ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ, ಅವರ ದೃಷ್ಟಿಕೋನದಲ್ಲಿರುವಂತಹ ಗಾಂಧೀಜಿಯ ಬಗ್ಗೆ ವರ್ಣಿಸ್ತಾ ಇದ್ದಾರೆ. ಅವರ ಮಾತುಗಳನ್ನ ಕೇಳೋಣವಾ.
12: ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುದೀಪ್ ಶೆಟ್ಟಿ ಎಸ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೀರ್ಥಹಳ್ಳಿಯಲ್ಲಿ BCA ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದೇನೆ. ಇಂದು ನಾನು ಮಹಾತ್ಮ ಗಾಂಧೀಜಿಯವರ ತತ್ವಗಳು, ಅವರ ವಿಚಾರಧಾರೆಗಳು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅವುಗಳ ಮಹತ್ವದ ಕುರಿತು ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ ಮುಂತಾದ ಸಂದರ್ಭಗಳಲ್ಲಿ ಗಾಂಧೀಜಿಯವರನ್ನು ಸ್ಮರಿಸುತ್ತೇವೆ. ಆದರೆ ಗಾಂಧೀಜಿಯವರನ್ನು ಸ್ಮರಿಸುವುದು ಎಂದರೆ ಅವರ ಭಾವಚಿತ್ರಕ್ಕೆ ಹಾರ ಹಾಕುವುದಷ್ಟೇ ಅಲ್ಲ, ಅವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುವುದೇ ಅವರಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗಿದೆ. ಗಾಂಧೀಜಿಯವರ ಜೀವನ ನಮಗೆ ಅನೇಕ ಮೌಲ್ಯಗಳನ್ನು ಕಲಿಸುತ್ತದೆ. ಅವುಗಳಲ್ಲಿ ಮುಖ್ಯವಾದವು ಸತ್ಯ, ಅಹಿಂಸೆ, ಸರಳ ಜೀವನ, ಸ್ವಚ್ಛತೆ, ಸಮಾನತೆ ಮತ್ತು ಸ್ವಾವಲಂಬನೆ. ಗಾಂಧೀಜಿಯವರು ಸತ್ಯವನ್ನು ಜೀವನದ ಆಧಾರವಾಗಿ ಪರಿಗಣಿಸಿದ್ದರು. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸತ್ಯದ ಮಾರ್ಗವನ್ನು ಬಿಡಬಾರದು ಎಂಬುದು ಅವರ ನಂಬಿಕೆಯಾಗಿತ್ತು. ಅದೇ ರೀತಿ ಅಹಿಂಸೆ ಎಂದರೆ ಕೇವಲ ಯಾರಿಗೂ ದೈಹಿಕವಾಗಿ ನೋವುಂಟು ಮಾಡದಿರುವುದಲ್ಲ, ನಮ್ಮ ಮಾತುಗಳಿಂದ, ವರ್ತನೆಗಳಿಂದ ಮತ್ತು ಆಲೋಚನೆಗಳಿಂದಲೂ ಇತರರಿಗೆ ನೋವುಂಟು ಮಾಡದಿರುವುದು ಅಹಿಂಸೆಯ ನಿಜವಾದ ಅರ್ಥವಾಗಿದೆ. ಇಂದಿನ ಸಮಾಜದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ಜಗಳಗಳು ನಡೆಯುತ್ತವೆ. ಇಂತಹ ಸಂದರ್ಭದಲ್ಲಿ ನಾವು ತಾಳ್ಮೆಯಿಂದ ವರ್ತಿಸಿ ಪರಸ್ಪರ ಗೌರವದಿಂದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಗಾಂಧೀಜಿಯವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಾಗುತ್ತದೆ. ಇನ್ನು ಗಾಂಧೀಜಿಯವರ ವಿಚಾರಧಾರೆಯಲ್ಲಿ ಸ್ವಚ್ಛತೆಗೆ ವಿಶೇಷ ಸ್ಥಾನವಿದೆ. ಸ್ವಚ್ಛವಾದ ಪರಿಸರವು ಆರೋಗ್ಯಕರ ಜೀವನಕ್ಕೆ ಅಡಿಪಾಯವಾಗಿದೆ. ನಮ್ಮ ಮನೆ, ಕಾಲೇಜು, ಸಾರ್ವಜನಿಕ ಸ್ಥಳಗಳು ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಪಾತ್ರ ಬಹಳ ಮುಖ್ಯವಾಗುತ್ತದೆ. NSS ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ. ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವ, ಸಾಮಾಜಿಕ ಜವಾಬ್ದಾರಿ, ನಾಯಕತ್ವದ ಗುಣ ಮತ್ತು ಶಿಸ್ತನ್ನು ಬೆಳೆಸುವುದಾಗಿದೆ. NSS ವಿದ್ಯಾರ್ಥಿಗಳಿಗೆ ಸಮಾಜವನ್ನು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ಹಾಗೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಅವಕಾಶ ನೀಡುತ್ತದೆ. ಗಾಂಧೀಜಿಯವರ ತತ್ವಗಳು NSSನ ಅನೇಕ ಚಟುವಟಿಕೆಗಳಲ್ಲಿ ಪ್ರತಿಬಿಂಬಿಸುತ್ತದೆ. ಉದಾಹರಣೆಗೆ, NSS ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನವನ್ನು ನಡೆಸುತ್ತಾರೆ. ಕಾಲೇಜು ಆವರಣ, ರಸ್ತೆಗಳು, ಸಾರ್ವಜನಿಕ ಸ್ಥಳಗಳು ಮತ್ತು ಗ್ರಾಮಗಳಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ. ಈ ಮೂಲಕ ಸ್ವಚ್ಛತೆಯ ಮಹತ್ವವನ್ನು ಜನರಿಗೆ ತಿಳಿಸುತ್ತಾರೆ. ಅದೇ ರೀತಿ ಗ್ರಾಮಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವುದು, ಪರಿಸರ ಸಂರಕ್ಷಣೆಗಾಗಿ ಗಿಡಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಪ್ರೇರೇಪಿಸುವುದು, ನೀರಿನ ಸಂರಕ್ಷಣೆಯ ಬಗ್ಗೆ ಅರಿವು ಮೂಡಿಸುವುದು ಮುಂತಾದ ಕಾರ್ಯಗಳನ್ನು ಮಾಡುತ್ತಾರೆ. ರಕ್ತದಾನ ಶಿಬಿರಗಳು, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ಸಾಕ್ಷರತಾ ಅಭಿಯಾನಗಳು ಮತ್ತು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳ ಮೂಲಕವೂ ವಿದ್ಯಾರ್ಥಿಗಳು ಸಮಾಜಕ್ಕೆ ತಮ್ಮ ಕೊಡುಗೆಗಳನ್ನು ನೀಡಬಹುದು. ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ನಾವು ಜಾತಿ, ಧರ್ಮ, ಭಾಷೆ, ಬಡವ, ಶ್ರೀಮಂತ ಎಂಬ ಭೇದ ಭಾವ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ಇದು ಗಾಂಧೀಜಿಯವರು ಬಯಸಿದ ಸಮಾನತೆ ಮತ್ತು ಮಾನವೀಯತೆಯ ಸಂದೇಶಕ್ಕೆ ಅನುಗುಣವಾಗಿದೆ. ಗಾಂಧೀಜಿಯವರ ಮತ್ತೊಂದು ಪ್ರಮುಖ ವಿಚಾರವೆಂದರೆ ಸ್ವಾವಲಂಬನೆ. ಒಬ್ಬರಿಗೆ ಸಹಾಯ ಮಾಡುವುದು, ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು, ಸತ್ಯವನ್ನು ಮಾತನಾಡುವುದು, ಇತರರನ್ನು ಗೌರವಿಸುವುದು, ಇವೆಲ್ಲವೂ ಗಾಂಧೀಜಿಯವರ ತತ್ವಗಳನ್ನು ಪಾಲಿಸುವ ಸರಳ ಮಾರ್ಗಗಳಾಗಿವೆ. ಕೊನೆಯದಾಗಿ ಸತ್ಯವನ್ನು ಪಾಲಿಸೋಣ, ಅಹಿಂಸೆಯನ್ನು ಅನುಸರಿಸೋಣ, ಸ್ವಚ್ಛತೆಯನ್ನು ಕಾಪಾಡೋಣ ಮತ್ತು ಸೇವೆಯ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಿಸೋಣ. ಇದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸಬಹುದಾದ ನಿಜವಾದ ಗೌರವ. ಧನ್ಯವಾದಗಳು. ಜೈ ಹಿಂದ್.
7: ಧನ್ಯವಾದಗಳು ಸುದೀಪ್ ಶೆಟ್ಟಿ ಅವರೇ, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ. ಹಾಗೆ ಕೇಳುಗರೆ, ಈಗ ಇನ್ನೋರ್ವ ವಿದ್ಯಾರ್ಥಿನಿ ಅನುಷಾ ಅವರು ಅವರ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ, ಕೇಳೋಣವಾ.
13: ನನ್ನ ಹೆಸರು ಅನುಷಾ ಎಂಬ, ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನರಸಿಂಹರಾಜಪುರ ಇದರಲ್ಲಿ ದ್ವಿತೀಯ BSW ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದು. ನಾವು ಜಗತ್ತಿನ ಯಾವ ಬದಲಾವಣೆಯನ್ನು ನೋಡಲು ಬಯಸುತ್ತೇವೋ ಆ ಬದಲಾವಣೆ ಮೊದಲು ನಮ್ಮಲ್ಲಿಯೇ ಆಗಬೇಕು ಎಂದು ಗಾಂಧಿಯವರ ಪ್ರಸಿದ್ಧ ನುಡಿಮಾತುಗಳೊಂದಿಗೆ ಮಾತನಾಡಲು ಬಯಸುತ್ತೇನೆ. ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಜಗತ್ತು ಕಂಡ ಅಪರೂಪ ಮಹಾನ್ ಚೇತನ. ಅವರು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಾಗಿರಲಿಲ್ಲ, ಬದಲಿಗೆ ಜಗತ್ತಿನ ಹೊಸ ಜೀವನ ದೃಷ್ಟಿಯನ್ನು ನೀಡಲು ಶ್ರೇಷ್ಠ ಚಿಂತಕಾರರಾಗಿದ್ದರು. ಅಕ್ಟೋಬರ್ 2, 1869 ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದ ಮೋಹನ್ದಾಸ್ ಕರಮ್ಚಂದ್ರ ಗಾಂಧಿಯವರು ತಮ್ಮ ಆಲೋಚನೆ ಮತ್ತು ಸಿದ್ಧಾಂತಗಳ ಮೂಲಕ ಇಡೀ ಜಗತ್ತಿನ ಗಮನಕ್ಕೆ ಸೆಳೆದರು. ಕಾನೂನು ವ್ಯಾಸಂಗ ಮುಗಿಸಿ ಗಾಂಧೀಜಿ ವಕೀಲ ವೃತ್ತಿಗಾಗಿ ದಕ್ಷಿಣ ಆಫ್ರಿಕಾಗೆ ತೆರಳಿದರು. ಅಲ್ಲಿ ಅವರು ಎದುರಿಸಿದ ತೀವ್ರ ವರ್ಣಭೇದ ನೀತಿ ಮತ್ತು ಅಪಮಾನಗಳು ಅವರ ಜೀವನದ ದಿಕ್ಕನ್ನೇ ಬದಲಿಸಿದವು. ಅನ್ಯಾಯದ ವಿರುದ್ಧ ಹೋರಾಡಲು ಅವರು ಸತ್ಯಾಗ್ರಹ ಎಂಬ ನೂತನ ಅಹಿಂಸಾತ್ಮಕ ಅಸ್ತ್ರವನ್ನು ಅಲ್ಲಿಯೇ ಮೊದಲ ಬಾರಿಗೆ ಪ್ರಯೋಗಿಸಿದರು. ಗಾಂಧಿಯವರು ವಿಚಾರಗಳು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರಲಿಲ್ಲ, ಅವು ಮಾನವ ಜೀವನದ ಪ್ರತಿಯೊಂದು ರಂಗಕ್ಕೂ ಅನ್ವಯಿಸುತ್ತಿದ್ದವು. ಸತ್ಯ ಮತ್ತು ಅಹಿಂಸೆ, ಗಾಂಧಿಯವರ ಪ್ರಕಾರ ಸತ್ಯವೇ ದೇವರು, ಯಾವುದೇ ಪರಿಸ್ಥಿತಿಯಲ್ಲಿಯೂ ಸತ್ಯದ ಹಾದಿ ಬಿಡಬಾರದು ಎಂಬುದು ಅವರ ನಿಲುವಾಗಿತ್ತು. ಭೌತಿಕವಾಗಿ ಮಾತ್ರವಲ್ಲದೆ ಮಾತು ಮತ್ತು ಆಲೋಚನೆಗಳಲ್ಲಿಯೂ ಯಾರಿಗೂ ಹಿಂಸೆ ನೀಡಿರುವುದೇ ನಿಜವಾದ ಅಹಿಂಸೆ ಎಂದು ಅವರು ಪ್ರತಿಪಾದಿಸಿದರು. ಸತ್ಯಾಗ್ರಹ, ಅನ್ಯಾಯವನ್ನು ಸಹಿಸದೆ ಹಿಂಸಾಚಾರಕ್ಕೆ ಇಳಿಯದೆ ಆತ್ಮಬಲ ಮತ್ತು ತಪಸ್ಸಿನ ಮೂಲಕ ಎದುರಾಳಿಯ ಮನಸ್ಸನ್ನು ಪರಿವರ್ತಿಸುವುದೇ ಸತ್ಯಾಗ್ರಹ. ಬ್ರಿಟಿಷರ ವಿರುದ್ಧದ ಅಸಹಕಾರ ಚಳುವಳಿ, ದಂಡಿಯಾತ್ರೆ ಮತ್ತು ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಈ ತತ್ವದ ಮೇಲೆಯೇ ರೂಪುಗೊಂಡವು. ಸರ್ವೋದಯ ಮತ್ತು ಗ್ರಾಮ ಸ್ವರಾಜ್, ಸಮಾಜದ ಕೊನೆಯ ವ್ಯಕ್ತಿಯ ಅಭಿವೃದ್ಧಿಗೆ ಸರ್ವೋದಯ. ಗಾಂಧಿಯವರ ಪ್ರಕಾರ ಭಾರತದ ಆತ್ಮ ಇರುವುದು ಅದರ ಹಳ್ಳಿಗಳಲ್ಲಿ. ಪ್ರತಿಯೊಂದು ಹಳ್ಳಿಯು ತನ್ನ ಅಗತ್ಯಗಳನ್ನು ತಾನೇ ಪೂರೈಸಿಕೊಳ್ಳುವ ಸಾಮರ್ಥ್ಯ ಹೊಂದಿ ಸ್ವಾವಲಂಬಿಯಾಗಿರಬೇಕು ಎಂಬುದು ಅವರ ಕನಸಾಗಿತ್ತು.
7: ಧನ್ಯವಾದಗಳು ಅನುಷಾ ಅವರೇ. ಹಾಗೆ ಕೇಳುಕರೆ, ಈಗ ಇನ್ನೊಬ್ಬರು ವಿದ್ಯಾರ್ಥಿ ಚೇತನ್ ಅವರು ಅವರ ಅಭಿಪ್ರಾಯವನ್ನ ಹಂಚಿಕೊಳ್ತಾ ಇದ್ದಾರೆ, ಅವರ ಮಾತುಗಳನ್ನ ಕೇಳೋಣವಾ. ಚೇತನ್ ಅವರೇ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಿಮ್ಮ ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚ್ಕೋಬಹುದಾ?
14: ನನ್ನ ಹೆಸರು ಚೇತನ್ KM, ನಾನು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ನರಸಿಂಹರಾಜಪುರ ಅಲ್ಲಿ ಪ್ರಥಮ BA ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದು. ಆಸಕ್ತ ಎಂದು ಕ್ಷಮಿಸಲಾರ, ಕ್ಷಮೆ ಎನ್ನುವುದು ಶಕ್ತಿ ಅಥವಾ ಸಾಮರ್ಥ್ಯದ ಸಂಕೇತವಿದ್ದಂತೆ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟದ ನಾಯಕ. ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಹಲವು ತತ್ವಗಳ ಮೂಲಕ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಗಳಿಸಿದ್ದಾರೆ. ಗಾಂಧೀಜಿಯ ತತ್ವಗಳು ತಮ್ಮ ಸರಳತೆ, ಸತ್ಯ ಮತ್ತು ಅಹಿಂಸಾ ಮೂಲಕ ಭಾರತದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸ್ಥಿತಿಗೆ ಗಾಢವಾದ ಪ್ರಭಾವ ಬೀರಿವೆ. ಗಾಂಧೀಜಿಯ ಪ್ರಮುಖ ತತ್ವಗಳಲ್ಲಿ ಸತ್ಯ ಮತ್ತು ಅಹಿಂಸೆ ಪ್ರಮುಖವಾಗಿದೆ. ಅವರಂತೆ ಸತ್ಯವು ಯಾವ ಪರಿಸ್ಥಿತಿಯಲ್ಲೂ ತ್ಯಜಿಸಬಾರದ ಮೌಲ್ಯ. ಸತ್ಯಮೇವ ಜಯತೆ ಎಂಬ ಅವರ ನಂಬಿಕೆಯನ್ನು ಆಧರಿಸಿ ಗಾಂಧೀಜಿ ತಮ್ಮ ಜೀವನದಲ್ಲಿ ಯಾವಾಗಲೂ ಸತ್ಯವನ್ನು ಪಾಲಿಸಿದರು. ನಮ್ಮ ದೇಶದ ಮಾತ್ರವಲ್ಲ, ಇಡೀ ಜಗತ್ತಿನ ಜನರ ಮನಸ್ಸುಗಳಲ್ಲಿ ಶಾಂತಿಯ ಮತ್ತು ಸತ್ಯದ ಮಾರ್ಗವನ್ನು ತೋರಿಸುತ್ತದೆ. ಇವನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಮಾದರಿಯ ನಾಯಕನಾಗಿ ಸ್ಥಾಪಿಸಿದರು. ಹಾಗೂ ಗಾಂಧೀಜಿಯವರ ಜೀವನ ತುಂಬ ಸರಳವಾಗಿತ್ತು. ಅವರು ಸದಾ ಖಾದಿ ಬಟ್ಟೆ ಧರಿಸುತ್ತಿದ್ದರು. ಮಹತ್ವವನ್ನು ಬೋಧಿಸಿ ಚರಕದ ಮೂಲಕ ಜನರಲ್ಲಿ ಕೈಗಾರಿಕೆ ಚೇತನವನ್ನು ಮೂಡಿಸಿದರು. ಅವರು ಎಲ್ಲ ಧರ್ಮಗಳ ಸಮಾನವಾಗಿ ನೋಡುತ್ತಿದ್ದರು. ಜಾತಿ, ಧರ್ಮ, ಭಾಷೆ ಇವುಗಳಲ್ಲಿ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕೆಂದು ಬೋಧಿಸಿದರು. ಹಾಗೂ ಗಾಂಧೀಜಿ ದೊಡ್ಡ ಅರಮನೆಗಳಲ್ಲಿ ಬದುಕಲಿಲ್ಲ, ದುಬಾರಿ ಬಟ್ಟೆಗಳನ್ನು ಧರಿಸಲಿಲ್ಲ. ಆದರೆ ಅವರ ಸರಳ ಜೀವನವೇ ಇಡೀ ಜಗತ್ತಿಗೆ ದೊಡ್ಡ ಸಂದೇಶವಾಯಿತು. ಹಾಗೂ ಗಾಂಧೀಜಿ ಅವರು ನಮಗೆ ಹೇಳಿಕೊಟ್ಟಿದ್ದು ಒಂದೇ, ಬದಲಾವಣೆ ಬೇಕೆಂದರೆ ಮೊದಲು ನಾವೇ ಬದಲಾಗಬೇಕು ಎಂದು ಗಾಂಧೀಜಿ ಅವರು ಹೇಳಿದ್ದಾರೆ. ಧನ್ಯವಾದಗಳು.
7: ಧನ್ಯವಾದಗಳು ಚೇತನ್ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗೆ ಈಗ ಇನ್ನೋರ್ವ ವಿದ್ಯಾರ್ಥಿ ಅವರ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ, ಅವರ ಮಾತುಕತೆಯನ್ನ ಕೇಳೋಣವಾ.
15: ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ಮಹಾತ್ಮ ಗಾಂಧೀಜಿ ಅವರ ವಿಚಾರಧಾರೆ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಬಯಸುತ್ತಿದ್ದೇನೆ. ಗಾಂಧೀಜಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮೊದಲು ನೆನಪಾಗುವುದು ಸ್ವಾತಂತ್ರ್ಯ ಹೋರಾಟ. ಆದರೆ ಗಾಂಧೀಜಿ ಅಂದರೆ ಕೇವಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಒಬ್ಬ ನಾಯಕ ಮಾತ್ರ ಅಲ್ಲ. ಅವರ ಜೀವನದಲ್ಲಿ ನಾವು ಕಲಿಯಬೇಕಾದ ತುಂಬ ವಿಚಾರಗಳಿವೆ. ಅದರಲ್ಲಿ ಮುಖ್ಯವಾಗಿ ಸತ್ಯ, ಅಹಿಂಸೆ, ಸರಳತೆ, ಸ್ವಾವಲಂಬನೆ ಮತ್ತು ಸೇವೆ. ಮೊದಲನೆಯದಾಗಿ ಸತ್ಯದ ಬಗ್ಗೆ ಮಾತನಾಡೋಣ. ಗಾಂಧೀಜಿಯವರು ಸತ್ಯಕ್ಕೆ ತುಂಬ ಮಹತ್ವ ಕೊಡುತ್ತಿದ್ದರು. ಸತ್ಯ ಅಂದರೆ ಸುಳ್ಳು ಹೇಳದೆ ಇರೋದು ಮಾತ್ರ ಅಲ್ಲ, ನಾವು ಏನೇ ಮಾಡಲಿ ಅದರಲ್ಲಿ ಪ್ರಾಮಾಣಿಕತೆ ಇರಬೇಕು ಅನ್ನೋದು. ಇವತ್ತಿನ ಕಾಲದಲ್ಲಿ ಇದನ್ನು ನೋಡಿದಾಗ ಇದು ನಮಗೆ ಇನ್ನೂ ಹೆಚ್ಚು ಬೇಕು ಅಂತ ಅನಿಸುತ್ತದೆ. ಯಾಕೆಂದರೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಏನಾದರೂ ಒಂದು ವಿಷಯ ನೋಡಿದ ತಕ್ಷಣ ಅದು ನಿಜನ ಅಥವಾ ಸುಳ್ಳು ಅಂತ ಯೋಚನೆ ಮಾಡದೆ ಹಂಚಿಕೊಳ್ಳೋದು ತುಂಬ ಸಾಮಾನ್ಯವಾಗಿದೆ. ಆದರೆ ಗಾಂಧೀಜಿಯವರ ವಿಚಾರ ನಮ್ಮನ್ನು ಒಂದು ಕ್ಷಣ ನಿಲ್ಲಿಸಿ ಯೋಚಿಸುವಂತೆ ಮಾಡುತ್ತದೆ. ನಾವು ಹೇಳುತ್ತಿರುವುದು ನಿಜವೇ? ನಾವು ಮಾಡುತ್ತಿರುವುದು ಸರಿಯೇ? ಅದೇ ರೀತಿ ಅಹಿಂಸೆ ಕೂಡ ಗಾಂಧೀಜಿಯವರ ಬಹಳ ಮುಖ್ಯವಾದ ವಿಚಾರ. ಅಹಿಂಸೆ ಅಂದರೆ ಯಾರಿಗೂ ಹೊಡೆಯಬಾರದು ಅನ್ನೋದು ಮಾತ್ರ ಅಲ್ಲ, ನಮ್ಮ ಮಾತಿನಿಂದಲೂ ಇನ್ನೊಬ್ಬರಿಗೆ ನೋವಾಗದಂತೆ ನೋಡಿಕೊಳ್ಳುವುದು ಕೂಡ ಅಹಿಂಸೆಯೇ. ನಮ್ಮ ಜೀವನದಲ್ಲಿ ಎಲ್ಲರ ಅಭಿಪ್ರಾಯವೂ ಒಂದೇ ಆಗಿರಲ್ಲ. ಕೆಲವೊಮ್ಮೆ ನಮ್ಮ ಜೊತೆ ಇರುವವರ ಜೊತೆಯೇ ಭಿನ್ನಾಭಿಪ್ರಾಯ ಬರುತ್ತದೆ. ಆದರೆ ಆ ಸಂದರ್ಭದಲ್ಲಿ ಕೋಪ ಅಥವಾ ದ್ವೇಷವನ್ನು ಆಯ್ಕೆ ಮಾಡುವ ಬದಲು ಮಾತನಾಡಿ ಅರ್ಥ ಮಾಡಿಕೊಳ್ಳುವುದು, ಇದೇ ಗಾಂಧೀಜಿಯವರ ಅಹಿಂಸೆಯ ವಿಚಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಮಾರ್ಗ. ಇನ್ನೊಂದು ನನಗೆ ತುಂಬ ಇಷ್ಟವಾದ ವಿಚಾರ ಸರಳತೆ. ಗಾಂಧೀಜಿಯವರು ತುಂಬ ಸರಳವಾಗಿ ಬದುಕಿದರು. ನಮ್ಮ ಜೀವನದಲ್ಲಿ ನಿಜವಾಗಿಯೂ ಅಗತ್ಯವಿರುವುದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು ಅನ್ನೋದು ಅವರ ಜೀವನವೇ ನಮಗೆ ತೋರಿಸಿಕೊಡುತ್ತದೆ. ಇವತ್ತು ನಾನು ಬೇರೆ ಯಾರ ಜೀವನ ನೋಡಿದರೂ ಅವರ ಹತ್ತಿರ ಇದೆ, ನನ್ನ ಹತ್ತಿರ ಯಾಕಿಲ್ಲ ಅಂತ ಹೋಲಿಸಿಕೊಳ್ಳುವುದು ತುಂಬ ಸುಲಭವಾಗಿದೆ. ಆದರೆ ಗಾಂಧೀಜಿಯವರ ಜೀವನ ನಮ್ಮನ್ನು ಒಂದು ಸಣ್ಣ ಪ್ರಶ್ನೆ ಕೇಳುವಂತೆ ಮಾಡುತ್ತದೆ. ನಮಗೆ ನಿಜವಾಗಿಯೂ ಎಷ್ಟು ಬೇಕು, ಇನ್ನೂ ಎಷ್ಟು ಬೇಕು? ಬಹುಶಃ ಆ ಪ್ರಶ್ನೆಗೆ ಉತ್ತರ ಹುಡುಕು ಪ್ರಯತ್ನ ಮಾಡಿದಾಗಲೇ ಸರಳತೆಯ ಅರ್ಥ ನಮಗೆ ಅರ್ಥವಾಗುತ್ತದೆ. ಅದೇ ರೀತಿ ಗಾಂಧೀಜಿಯವರು ಸ್ವಾವಲಂಬನೆಗೂ ತುಂಬ ಮಹತ್ವ ಕೊಟ್ಟಿದ್ದರು. ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಕೆಲಸವನ್ನು ನಾವೇ ಗೌರವದಿಂದ ಮಾಡಬೇಕು ಅನ್ನೋದು ಅವರ ವಿಚಾರ. ಮತ್ತು ಅವರ ಜೀವನದಲ್ಲಿ ಸೇವೆಗೆ ಕೂಡ ತುಂಬ ದೊಡ್ಡ ಸ್ಥಾನ ಇತ್ತು. ಸೇವೆ ಅಂದರೆ ಯಾವಾಗಲೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಏನಿಲ್ಲ, ಯಾರಿಗಾದರೂ ಅಗತ್ಯವಿದ್ದಾಗ ಸಹಾಯ ಮಾಡುವುದು, ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು, ಒಂದು ಗಿಡಕ್ಕೆ ನೀರು ಹಾಕುವುದು, ಇನ್ನೊಬ್ಬರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವುದು, ಇವೆಲ್ಲವೂ ಸೇವೆಯೇ. ನಾವು ಮಾಡುವ ಕೆಲಸ ಚಿಕ್ಕದಾಗಿರಬಹುದು, ಆದರೆ ಆ ಚಿಕ್ಕ ಕೆಲಸ ಇನ್ನೊಬ್ಬರಿಗೆ ಒಳ್ಳೆಯದಾದರೆ ಅದಕ್ಕಿಂತ ದೊಡ್ಡ ವಿಷಯ ಇನ್ನೇನಿದೆ? ಹಾಗಾಗಿ ನನಗೆ ಅನಿಸೋದು ಏನೆಂದರೆ, ಗಾಂಧೀಜಿಯವರ ವಿಚಾರಧಾರೆ ಅನ್ನೋದು ಕೇವಲ ಪುಸ್ತಕದಲ್ಲಿ ಓದಿ ಪರೀಕ್ಷೆಯಲ್ಲಿ ಬರೆಯೋ ವಿಷಯ ಅಲ್ಲವೇ ಅಲ್ಲ. ಅದು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಅನುಸರಿಸಬೇಕಾದ ವಿಚಾರ. ನಾವು ಸತ್ಯ ಹೇಳುವಾಗ, ನಾವು ಇನ್ನೊಬ್ಬರನ್ನು ನೋಯಿಸದೆ ಮಾತನಾಡುವಾಗ, ನಾವು ಸರಳವಾಗಿ ಬದುಕಲು ಕಲಿಯುವಾಗ, ನಮ್ಮಿಂದ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ, ಅಲ್ಲಿಯೇ ಗಾಂಧೀಜಿಯವರ ವಿಚಾರವನ್ನು ನಮ್ಮ ಜೀವನದಲ್ಲಿ ಜೀವಂತವಾಗುತ್ತವೆ. ಹಾಗಾಗಿ ಗಾಂಧೀಜಿಯನ್ನು ನೆನಪಿಸಿಕೊಳ್ಳುವುದು ಅಂದರೆ ಅವರ ಫೋಟೋಗೆ ಹಾರ ಹಾಕೋದು ಅಥವಾ ಅವರ ಜಯಂತಿಯನ್ನು ಆಚರಿಸುವುದು ಮಾತ್ರ ಅಲ್ಲ, ಅವರ ಒಂದು ಒಳ್ಳೆಯ ವಿಚಾರವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಕೊನೆಯಲ್ಲಿ ನನಗೆ ಹೇಳಬೇಕು ಅನಿಸೋದು ಒಂದೇ, ಗಾಂಧೀಜಿ ನಮ್ಮ ಇತಿಹಾಸದ ಒಂದು ಅಧ್ಯಾಯವಾಗಿರಬಹುದು, ಆದರೆ ಅವರು ಹೇಳಿದ ವಿಚಾರಗಳು ಇವತ್ತಿಗೂ ನಮ್ಮ ಬದುಕಿಗೆ ದಾರಿ ತೋರಿಸುತ್ತಿವೆ, ನಮ್ಮ ಇಂದಿನ ಬದುಕಿಗೆ ಅರ್ಥ ಕೊಡುತ್ತಿವೆ ಮತ್ತು ನಾಳೆಯ ಪೀಳಿಗೆಗಳ ಹೆಜ್ಜೆಗಳಿಗೆ ದಿಕ್ಕು ತೋರಿಸುವ ಮೌಲ್ಯಗಳಾಗಿವೆ. ಅವರ ವಿಚಾರಗಳು ಕೇವಲ ನಮ್ಮ ಮಾತುಗಳಲ್ಲಿ ಉಳಿಯದೆ ನಮ್ಮ ನಡೆಗಳಲ್ಲಿ ಕಾಣಿಸಿಕೊಳ್ಳಲಿ. ನಾವು ಮಾಡುವ ಒಂದು ಸಣ್ಣ ಒಳ್ಳೆಯ ಕೆಲಸದಿಂದಾದರೂ ಇನ್ನೊಬ್ಬರ ಬದುಕಿಗೆ ಒಂದು ಸಣ್ಣ ಬೆಳಕು ಸಿಗಲಿ. ಅದೇ ಗಾಂಧೀಜಿಯನ್ನು ನೆನಪಿಸಿಕೊಳ್ಳುವ ನಿಜವಾದ ಅರ್ಥ. ಅದೇ ಅವರ ವಿಚಾರಗಳಿಗೆ ನಾವು ಕೊಡಬಹುದಾದ ಸುಂದರವಾದ ಗೌರವ. ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು.
7: ನಿಮಗೂ ಕೂಡ ಆತ್ಮೀಯ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಆತ್ಮೀಯ ಧನ್ಯವಾದಗಳು. ಇನ್ನು ಕುವೆಂಪು ಯೂನಿವರ್ಸಿಟಿಯ ಎನ್ಎಸ್ಎಸ್ ಸಂಯೋಜನಾಧಿಕಾರಿಯಾಗಿರುವ ಶುಭಾ ಮರವಂತೆ ಮೇಡಮ್ ಅವರಿಗೆ ಕೂಡ ಆತ್ಮೀಯ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಕೇಳುಗರೆ, ಗಾಂಧಿ ಜಯಂತಿ ಆಚರಣೆ ಮಾಡೋದ್ರ ಜೊತೆಗೆ ಗಾಂಧಿ ಅವರ ಮಾತು, ಅವರ ತತ್ವಗಳನ್ನ ನಾವು ಅನುಸರಿಸೋಣ ಅಂತ ತಿಳಿಸ್ತಾ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ವಿದ್ಯಾರ್ಥಿಯ ಕಣ್ಣಲ್ಲಿ ಗಾಂಧೀಜಿಯಾಗಿತ್ತು. ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
16: ಹಲೋ ಗೆಳೆಯರೇ.
17: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
18: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
17: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
19: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
20: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
19: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
21: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
22: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
21: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
22: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
19: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
20: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
19: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಮಹಾಲಕ್ಷ್ಮಿ ಸ್ವೀಟ್ಸ್.
23: ಹಾಯ್
0: ಹಾಯ್ ಹಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ ಸ್ನೇಹಿತರೆ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಒಂದು ಅದ್ಭುತವಾಗಿರುವ ಮಹಾನ್ ವ್ಯಕ್ತಿಗಳ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಕ್ಟೋಬರ್ 2 ಅಂತಿದ್ದ ಹಾಗೆ ನಮಗೆಲ್ಲ ನೆನಪಾಗೋದೇ ಗಾಂಧೀಜಿಯವರು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಿವತ್ತು ರಾಜಕಾರಣಿಗಳ ಕಣ್ಣಲ್ಲಿ ಗಾಂಧಿ ಮತ್ತೆ ಶಾಸ್ತ್ರಿ ಎನ್ನುವಂತಹ ಕಾರ್ಯಕ್ರಮವನ್ನು ನಿರೂಪಿಸೋದಕ್ಕೆ ಬಂದಿದ್ದೀನಿ. ಹಾಗೆಯೇ ಅಕ್ಟೋಬರ್ 2 ಅಂತಿದ್ದ ಹಾಗೆ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ. ಒಂದೆಡೆ ಸತ್ಯ ಅಹಿಂಸೆ ಮತ್ತು ಸರಳತೆಯ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕು ತೋರಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ, ಮತ್ತೊಂದೆಡೆ ಸರಳತೆ ಶಿಸ್ತು ಮತ್ತು ದೇಶ ಸೇವೆಯ ಪ್ರತೀಕವಾಗಿದ್ದ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ. ಇಬ್ಬರು ನಾಯಕರು, ಎರಡು ವಿಭಿನ್ನ ವ್ಯಕ್ತಿತ್ವ, ಆದರೆ ದೇಶದ ಮೇಲಿನ ಕಾಳಜಿ ಒಂದೇ. ಗಾಂಧೀಜಿ ನಮಗೆ ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ತೋರಿಸಿದರೆ, ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ದೇಶದ ಸೈನಿಕ ಮತ್ತು ರೈತರ ಮಹತ್ವವನ್ನು ಎತ್ತಿಹಿಡಿದರು. ಇನ್ನು ಗಾಂಧೀಜಿ ಅಂದಾಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಬಿಳಿ ಖಾದಿ, ಕೈಯಲ್ಲಿ ಕೋಲು, ಸರಳ ಜೀವನ. ಆದರೆ ಅವರ ಸರಳತೆಯ ಹಿಂದೆ ಅಡಗಿದ್ದಿದ್ದು ಅಪಾರವಾದ ಸಂಕಲ್ಪ. ಸತ್ಯವನ್ನು ಜೀವನದ ಆಧಾರವಾಗಿಸಿಕೊಂಡ ಗಾಂಧೀಜಿ ಅಹಿಂಸೆಯ ಮೂಲಕ ದೊಡ್ಡ ಬದಲಾವಣೆಯನ್ನ ತರಬಹುದು ಅನ್ನುವುದನ್ನ ಜಗತ್ತಿಗೆ ತೋರಿಸಿದ್ರು. ನನ್ನ ಜೀವನವೇ ನನ್ನ ಸಂದೇಶ ಎಂಬ ಗಾಂಧೀಜಿಯವರ ಬದುಕು ಇಂದಿಗೂ ಅನೇಕರಿಗೆ ಪ್ರೇರಣೆ. ಇನ್ನು ದೇಶದ ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವರು ಅಧಿಕಾರದಲ್ಲಿದ್ದರೂ ಸರಳ ಜೀವನ ನಡೆಸಿದ ನಾಯಕ. ದೇಶ ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಜನರೊಂದಿಗೆ ನಿಂತು ದೇಶದ ಸೈನಿಕರಿಗೂ ರೈತರಿಗೂ ಸಮಾನ ಮಹತ್ವವನ್ನು ನೀಡಿದವರು. ಅವರ ಪ್ರಸಿದ್ಧ ಘೋಷಣೆ ಜೈ ಜವಾನ್ ಜೈ ಕಿಸಾನ್, ಈ 4 ಪದಗಳು ಕೇವಲ ಘೋಷಣೆಯಾಗಿರಲಿಲ್ಲ, ದೇಶದ ಭದ್ರತೆ ಮತ್ತು ಆಹಾರ ಭದ್ರತೆಯ ಹಿಂದೆ ಸೈನಿಕ ಮತ್ತು ರೈತರ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನು ಸಾರಿದ ಸಂದೇಶವಾಗಿತ್ತು. ಇಂದು ಶಾಸ್ತ್ರಿಯವರ ಸರಳತೆ, ಪ್ರಾಮಾಣಿಕತೆ ಮತ್ತು ದೇಶ ಸೇವೆಯನ್ನು ಇಂದಿನ ರಾಜಕಾರಣಿಗಳು ಹೇಗೆ ನೋಡ್ತಾರೆ? ಗಾಂಧೀಜಿಯವರ ಬಗ್ಗೆ ನಮ್ಮ ರಾಜಕಾರಣಿಗಳ ಅಭಿಪ್ರಾಯ ಏನು? ಹಾಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಶಿವಮೊಗ್ಗದ ಯಾವೆಲ್ಲ ರಾಜಕಾರಣಿಗಳು ಇದ್ದಾರೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನ ಕೇಳೋಣ. ಹಾಗೆ ಇವತ್ತು ನಮ್ಮೊಂದಿಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮಾನ್ಯ ಶ್ರೀ ಡಿಎಸ್ ಅರುಣ್ ಅವರು ಇದ್ದಾರೆ. ಹಾಗೆಯೇ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ಸರ್ಜಿ ಅವರು ಕೂಡ ಇದ್ದಾರೆ. ಅವರಿಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಹಾಗೆ ಈಗ ಮೊದಲಿಗೆ ನಮ್ಮೊಂದಿಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮಾನ್ಯ ಶ್ರೀ ಡಿಎಸ್ ಅರುಣ್ ಅವರು ಇದ್ದಾರೆ. ಹಾಗಿದ್ರೆ ಡಿಎಸ್ ಅರುಣ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೇನೆ ಅವರು ಗಾಂಧೀಜಿಯವರು ಹಾಗೆ ಶಾಸ್ತ್ರೀಜಿಯವರ ಕುರಿತಾಗಿ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಅರುಣ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ನಾವು ನಮ್ಮ ದೇಶದ ಇಬ್ಬರು ಮಹಾತ್ಮರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಒಂದು ಮಹಾತ್ಮ ಗಾಂಧೀಜಿಯವರು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಹಾಗಾಗಿ ಗಾಂಧೀಜಿಯವರು ಹಾಗೆ ಶಾಸ್ತ್ರೀಜಿಯವರು ಅಂತಿದ್ದ ಹಾಗೆ ಮೊದಲು ನಿಮ್ಮ ಮನಸ್ಸಿಗೆ ಬರುವಂತಹ ವಿಚಾರ ಯಾವ್ದು ಸರ್?
1: ಒಂದು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎರಡು ಒಂದು ಪ್ರಾಮಾಣಿಕ ಒಂದು ಮನಸ್ಸುಗಳದು. ಹಾಗಾಗಿ ಅವರನ್ನ ನೆನೆಸ್ಕೊಂಡ್ರೆ ನಮಗೆ ಒಂದ್ ರೀತಿಯಾದಂತಹ ನಾವೇನಾರ ಒಂದು ಜೀವನದಲ್ಲಿ ಏನಾರ ಸಾಧನೆ ಮಾಡ್ಬೇಕು ಅಂದಾಗ ಈ ಪ್ರಾಮಾಣಿಕತೆಯಿಂದ ಸಾಧನೆ ಮಾಡೋದು ಹೆಂಗೆ ಅನ್ನೋಂಥದ್ದನ್ನ ಇವರಿಬ್ರು ವ್ಯಕ್ತಿತ್ವದಿಂದ ನಾವು ನೋಡ್ತಾ ಬಂದಿದ್ದೀವಿ. ಅಂದ್ರೆ ಮಹಾತ್ಮ ಗಾಂಧಿಯವರ ಸರಳತೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಾಮಾಣಿಕತೆ, ಇದು ಎರಡನ್ನು ನೋಡಿದಾಗ ಆ ಸರಳತೆಯಲ್ಲಿ ಪ್ರಾಮಾಣಿಕತೆ ಇದ್ರೆ ಏನು ಸಾಧನೆ ಮಾಡಬಹುದು ಅನ್ನೋಂಥದ್ದನ್ನ ನಾವು ಬಹಳ ಹಿಂದಿನಿಂದಲೂ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರನೂ ಕೂಡ ಅದಾದ್ಮೇಲೆ ನಾವು ಪಠ್ಯ ಪುಸ್ತಕಗಳಲ್ಲಿ ಓದಿದ್ದನ್ನು ಒಂದು ಭಾಗ ಇಟ್ಕೊಂಡ್ರೆ ಆಮೇಲೆ ಅವ್ರ ಬಗ್ಗೆ ಅವರ ಜೀವನ ಶೈಲಿ ಅವ್ರು ಯಾವ ರೀತಿ ನಡೆದು ಬಂದ್ರು ಅನ್ನೋಂಥದ್ದನ್ನ ನೋಡ್ತಾ ಹೋದಾಗೆಲ್ಲ ನಮಗೊಂದು ಪ್ರೇರಣೆ ಸಿಗುವಂತಹ ಎರಡು ವ್ಯಕ್ತಿತ್ವ ಇರುವಂತಹ ಜೀವಗಳು ನಮ್ಮ ದೇಶಕ್ಕೋಸ್ಕರ ಯಾವ ರೀತಿ ಹಗಲಿರುಳು ಶ್ರಮಿಸ್ತಾ ಇದ್ರು ಅನ್ನೋಂಥದ್ದನ್ನು ನಮಗೆ ಗೊತ್ತಾಗುತ್ತೆ.
0: ಓಕೆ ಸರ್, ಹಾಗೇನೆ ಮಹಾತ್ಮ ಗಾಂಧೀಜಿಯವರು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಇಬ್ಬರ ಕೊಡುಗೆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೆ ಎಷ್ಟಿತ್ತೋ ಹಾಗೆ ರಾಜಕೀಯವನ್ನು ಕಟ್ಟೋದಕ್ಕೆ, ಒಂದು ದೇಶದ ರಾಜಕಾರಣಕ್ಕೆ ಕೂಡ ಅವರ ಕೊಡುಗೆ ಅಷ್ಟೇ ಇತ್ತು ಅಂತಲೇ ಹೇಳಬಹುದು. ಹಾಗೆಯೇ ಅವರಿಬ್ಬರ ಯಾವ ತತ್ವಗಳು ಹಾಗೆ ವಿಚಾರವನ್ನು ಆದರ್ಶವಾಗಿ ತೆಗೆದುಕೊಳ್ಳಬಹುದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್?
1: ಒಂದು

ಅದರ ಒಟ್ಟಾರೆ ಯೋಚನೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತರಲಿಲ್ಲ ಅನ್ನುವಂಥದ್ದು ನಾನು ತುಂಬಾ ಬಾರಿ ಅದನ್ನ ಯೋಚನೆ ಮಾಡುವಂಥದ್ದು. ನಮ್ಮ ಉದ್ದೇಶಗಳು ಸ್ವಾತಂತ್ರ್ಯ ಬರ್ಬೇಕಾರೆ ಅದನ್ನ ನಮ್ಮ ಮಕ್ಕಳಿಗೆ ಯಾವ್ಯಾವ ರೀತಿಲಿ ನಮ್ಮ ದೇಶಕ್ಕೋಸ್ಕರ ಹಲವಾರು ಜನ ಪ್ರಾಣ ತೆತ್ತರು ತ್ಯಾಗವನ್ನ ಮಾಡಿದ್ರು ಅನ್ನೋವಂಥದ್ದನ್ನ ನಮ್ಮ ಶಿಕ್ಷಣದ ಒಟ್ಟಾರೆ ವ್ಯವಸ್ಥೆಯಲ್ಲಿ ಯಾಕೆ ಈ ದೇಶದ ಬಗ್ಗೆ ನಮಗೆ ಗೌರವ ಬರಬೇಕು ಅನ್ನುವಂಥದ್ದನ್ನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬರಲಿಲ್ಲೇನೋ ಅನ್ನುವಂಥದ್ದು. ಮತ್ತು ಈಗಾಗಲೇ 80 ವರ್ಷ ಆಗ್ತಾ ಇದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಸ್ವಾತಂತ್ರ್ಯ ಬಂದು 80 ವರ್ಷ ಆದ್ಮೇಲೆ ಈಗ ನಮ್ಮ ದೇಶ ಏನಾಗ್ಬೇಕು ಅನ್ನೋಂಥದ್ದನ್ನ ಕಾಲಕಾಲಕ್ಕೆ ಒಂದಷ್ಟು ಚಿಂತನೆಗಳು ಕೂಡ ಆಗ್ಲಿಲ್ಲ. ಅಂದ್ರೆ ನಮ್ಮ ದೇಶ ಯಾವ ರೀತಿ ಬೆಳವಣಿಗೆ ಆಗ್ಬೇಕು, ನಮ್ಮ ದೇಶದ ಒಟ್ಟಾರೆ ಇದೊಂದು ಸಾಂಸ್ಕೃತಿಕ ರಾಷ್ಟ್ರ, ಈ ಸಾಂಸ್ಕೃತಿಕ ರಾಷ್ಟ್ರದಲ್ಲಿ ನಮ್ಮ ಇತಿಹಾಸ ಯಾವ ರೀತಿ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥದ್ದನ್ನ ಆಗ್ಬೇಕು ಅಂತ. ನಾವು ಒಟ್ಟಾರೆ ಈ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಗಾಂಧೀಜಿಯವರ ಆ ನೇತೃತ್ವ ಏನಿತ್ತು, ಎಲ್ಲರನ್ನು ಒಟ್ಟಾಗಿ ಹೋಗ್ಬೇಕು, ಎಲ್ಲರನ್ನು ಸಮನಾಗಿ ಹೋಗ್ಬೇಕು ಅನ್ನುವಂಥದ್ದನ್ನ ಮಿಸ್ ಇಂಟರ್ಪ್ರಿಟೇಷನ್ ಸಾಕಷ್ಟು ಬಾರಿ ಆಗ್ಬಿಡ್ತಾ ಅನ್ನುವಂಥದ್ದು ನಮಗೆ ಅನ್ನಿಸ್ತಾ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಸಮಾನತೆ 80 ವರ್ಷ ಆದ್ಮೇಲೆ ಸಮಾನತೆಗಿಂತ ಜಾಸ್ತಿ ಡಿವೈಡ್ ಆಗುವಂಥದ್ದನ್ನು ಕೂಡ ಆಗುವಂಥದ್ದಾಯ್ತು. ಅಂದ್ರೆ ನಾವೇನು ಬಹಳ ಹೆದರಿದ್ವಿ ಬ್ರಿಟಿಷರು ಮಾಡಿದ್ದಂಥದ್ದು ಡಿವೈಡ್ ಅಂಡ್ ರೂಲ್ ಅಂತ. ಈಗ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತದ್ದು ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಒಟ್ಟಾರೆ ಈ ಸೈದ್ಧಾಂತಿಕವಾಗಿ ಬೇರೆ ಬೇರೆ ನಮ್ದು ನೆಲೆಗೆಟ್ಟಿದ್ರು ಕೂಡ ದೇಶ ಮೊದಲು ಅನ್ನೋಂಥದ್ದನ್ನ ಎಲ್ಲೋ ಕಲ್ಪನೆಗೆ ಹೋಗ್ತಾ ಇಲ್ಲ ನಾವು. ಈಗ ಡಿವೈಡ್ ಅಂಡ್ ರೂಲ್ ಬೇರೆ ಬೇರೆ ತರದಲ್ಲಿ ಡಿವೈಡ್ ಅಂಡ್ ರೂಲ್ ಆಗ್ತಾ ಇದೆ. ಹಾಗಾಗಿ ಗಾಂಧೀಜಿಯವರು ಇದನ್ನ ಯಾವ್ದನ್ನು ಅಪೇಕ್ಷೆ ಪಟ್ಟಿರ್ಲಿಲ್ಲ, ಎಲ್ಲರೂ ಒಟ್ಟಾಗಿ ಸಮನಾಗಿ ಹೋಗ್ಬೇಕು ಅನ್ನುವಂಥದ್ದಿತ್ತು. ಆದ್ರೆ ಇವತ್ತಿನ ದಿವಸದಲ್ಲಿ ಆಗ್ತಾ ಇರುವಂತದ್ದು ಬಹಳ ದೊಡ್ಡ ದುರಂತ. ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸರಳತೆ ಮತ್ತು ಪ್ರಾಮಾಣಿಕತೆ ಯಾವ ರೀತಿ ಇತ್ತು ಅಂತ ನಾವು ತುಂಬಾ ಓದಿದೀವಿ ಅವ್ರ ಬಗ್ಗೆ. ಅವ್ರು ನಡ್ಕೊಂಡಂತ ರೀತಿ, ಅವರ ಹೆಂಡತಿಗೆ ಒಂದು ಸಲ ನಿನಗೇನು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, 30 ರೂಪಾಯಿ 50 ರೂಪಾಯಿ ಕೊಡೋಷ್ಟು ಅನ್ನುವಂಥದ್ದನ್ನೆಲ್ಲ ಅದನ್ನೆಲ್ಲ ಒಂದ್ಸಲ ನೋಡಿದ್ರೆ ಇವತ್ತಿನ ಪ್ರಾಮಾಣಿಕತೆ ಇದ್ರೆ ಯಾವ ರೀತಿ ಇರುತ್ತೆ, ಅದಕ್ಕೆ ಪ್ರಾಮಾಣಿಕತೆಗೆ ಹೆಚ್ಚು ಫೋಕಸ್ ಆಗುತ್ತಾ ಈಗ ಅನ್ನುವಂಥದ್ದನ್ನ ನಮಗೆಲ್ಲ ಒಂದಷ್ಟು ಗೊಂದಲಗಳು ಕೂಡ ಇದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಒಂದ್ಸಲ ಅವಲೋಕನ ಮಾಡಿದ್ರೆ ನಮ್ಮ ಮುಂದಿನ ಜನರೇಷನ್ ಯಾವದಕ್ಕೆ ಅವರು ಒತ್ತನ್ನ ಕೊಡಬೇಕು ಅನ್ನುವಂಥದ್ದನ್ನ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಅಂದ್ರೆ ಪ್ರಾಮಾಣಿಕತೆ ಒತ್ತನ್ನ ಕೊಡ್ಬೇಕಾ ಅಥವಾ ಇವತ್ತಿನ ಶಾಸನವನ್ನ ರಚನೆ ಮಾಡುವಂತಹ ವ್ಯಕ್ತಿಗಳು ಅವ್ರದ್ದು ಫೋಕಸ್ ಯಾವ ರೀತಿ ಇರಬೇಕು ಅನ್ನುವಂಥದ್ದು ನಮ್ಮ ಯುವಕರಲ್ಲಿ ಒಂದಷ್ಟು ಗೊಂದಲ ಇದೆ. ಅಂದ್ರೆ ನಾನು ದುಡ್ಡು ಒಂದೇ ನನ್ನನ್ನ ಎಲ್ಲದನ್ನು ಗಳಿಸ್ಬೋದು ಅನ್ನುವಂತಹದ್ದು ಯೋಚನೆಯಲ್ಲಿದ್ದಾರೆ. ಇನ್ನ ಅದ್ರ ಹಿಂದೆ ಜಾಸ್ತಿ ಜನ ಹೋದಾಗ ಬೇರೆಯವರಿಗೂ ಕನ್ಫ್ಯೂಷನ್ ಇದೆ, ಅವ್ರ ಜೊತೆ ಜಾಸ್ತಿ ಜನ ಇದ್ದಾರೆ, ಹಾಗಾಗಿ ಅದೇ ಬೆಟರ್ ಅನ್ನುವಂಥದ್ದನ್ನು ಕೂಡ ಯೋಚನೆಗಳು. ಮತ್ತು ಹಿಂದೆ ನಾವು ಈ ಒಟ್ಟಾರೆ ವ್ಯವಸ್ಥೆಯಲ್ಲಿ ಜಾತಿ ಬಗ್ಗೆ ನಾವೆಲ್ಲೂ ಯೋಚನೆನೂ ಕೂಡ ಮಾಡಿರ್ಲಿಲ್ಲ. ಧರ್ಮದ ಬಗ್ಗೆ, ಜಾತಿ ಬಗ್ಗೆ, ಒಟ್ಟಾರೆ ಇವತ್ತಿನ ರಾಜಕೀಯ ಸ್ಥಿತಿಗತಿಗಳು. ಬಟ್ ಇವತ್ತು ಬಹಳಷ್ಟು ವಿಷಯಗಳನ್ನು ಕೂಡ ನಾವು ಒಟ್ಟಾರೆ ನೋಡ್ಬೇಕಾದ್ರೆ ಜಾತಿ ವ್ಯವಸ್ಥೆಗೆ ತುಂಬಾ ಒತ್ತನ್ನ ಕೊಡ್ತಾ ಇರುವಂತದ್ದು ನಮ್ ನಮ್ಮಲ್ಲೇ ವಿವಿಧ ಈ ತರದ್ದು ಯೋಚನೆಗಳು ಬಂದಿರುವಂತದ್ದು ಮುಂದಿನ ದಿವಸದಲ್ಲಿ ಒಂದಷ್ಟು ಕಷ್ಟ ಆಗ್ಬೋದು. ಆದ್ರೆ ನಮಗೊಂದಷ್ಟು ನಾನು ಯಾವಾಗ್ಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಏನು ಅಂದ್ರೆ ಗಾಂಧೀಜಿಯವರು, ನೆಹರು ಅವರಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರಿರ್ಬೋದು, ಈ ದೇಶಕ್ಕೆ ಕೊಡುಗೆ ಕೊಡ್ಬೇಕಾರೆ, ಈ ದೇಶವನ್ನ ಕಟ್ಟಬೇಕಾರೆ ಅವರ ಒಂದು ಮುಂದಾಲೋಚನೆ ಇತ್ತು, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ, ದೇಶದ ಜನ ಒಂದು ಒಳ್ಳೆಯ ವ್ಯಕ್ತಿಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ಅವರಿಬ್ಬರದು ಕೊಡುಗೆ ಬಹಳ ದೊಡ್ಡದಿದೆ. ಇವತ್ತಿನ ರಾಜಕೀಯ ವ್ಯವಸ್ಥೆ ಒಂದಷ್ಟು ಅನುಭವಿಸ್ತಾ ಇದೀವಿ. ಯಾವಾಗ್ಲೂ ಎಲ್ಲದೂ ಒಂದು ಸೈಕಲ್ ರೂಪದಲ್ಲಿ ನಡೆಯುತ್ತೆ. ಸೈಕಲ್ ರೂಪದಲ್ಲಿ ಇವತ್ತು ದುಡ್ಡು ಅನ್ನುವಂಥದ್ದು ಮತ್ತೆ ಆ ಅಧಿಕಾರದ ಇದು, ಅಂದ್ರೆ ನಮಗೆ ಅಧಿಕಾರ ಬಂದಾಗ ನಮ್ಮ ತಲೆಯನ್ನ ಬಗ್ಗಿಸ್ಬೇಕು ಅನ್ನುವಂಥದ್ದನ್ನ ಅವರಿಬ್ರು ನಮಗೆ ಕಲ್ಸಿದ್ರು. ಆದ್ರೆ ಇವತ್ತಿನ ದಿವಸ ಅದನ್ನು ಕೂಡ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದಿದೆ. ಅಧಿಕಾರ ಬಂದಾಗ ತುಂಬಾ ಅರೋಗೆಂಟ್ ಆಗಿ ಬಿಹೇವ್ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ಸರಿ ಹೋಗುತ್ತೆ ಜನಕ್ಕೆ, ಇದು ಅತಿಯಾಗಿ ಬಂದಾಗ ಜನನೇ ಅದನ್ನ ಉತ್ತರ ಕೊಡುವಂಥದ್ದು ಈ ದೇಶದಲ್ಲಿ ಹಲವಾರು ಬಾರಿ ಆಗಿದೆ.
ಹಾಗಾಗಿ ಇವತ್ತೊಂದು ನಮ್ಮ

0: ಅದ ಸುತ್ತಮುತ್ತಲು ಕೂಡ ಸುಮಾರು ನಾವು ನೋಡ್ತಾ ಇರ್ತೀವಿ. ಈ ಅಧಿಕಾರದ ದಾಹ, ಅಧಿಕಾರವನ್ನ ಯಾವ ರೀತಿ ಅನುಭವಿಸ್ಬೇಕು, ಮತ್ತೆ ಅಧಿಕಾರದಿಂದ ನಾನ್ ಬೇರೆಯವರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಹಿಂದಿನವ್ರು ಹೇಳ್ಕೊಟ್ಟಿದ್ದನ್ನ ಅದನ್ನ ಇಲ್ಲ. ಮತ್ತೆ ಇವತ್ತಿನ ಜನರೇಷನ್ ಗೆ ನೀವು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂದಾಗ ಸಾಕಷ್ಟು ಜನಕ್ಕೆ ನಾವು ಕೇಳ್ಕೊಂಡಾಗ ರಾಜಕೀಯ ಕ್ಷೇತ್ರಕ್ಕೆ ಯಾಕೆ ಬರಬೇಕು, ಏನಿದೆ ಅಲ್ಲಿ ಭ್ರಷ್ಟಾಚಾರ ಅನ್ನೋಂಥದ್ದನ್ನ ನೋಡ್ತೀವಿ ಅಂದ್ರೆ ನಾವು ಅದೇ ರೀತಿ ಈ ಸಮಾಜನು ಕೂಡ ಅವಾಗ ಅವಾಗ ಫೋಕಸ್ ಮಾಡುತ್ತೆ ಅಂದ್ರೆ ಅಲ್ಲಿ ಹೋಗದೆ ದುಡ್ಡು ಮಾಡ್ಲಿಕ್ಕೆ ಅನ್ನೋಂಥದ್ದನ್ನ ಆ ಸಮಾಜವನ್ನು ಸರಿ ಮಾಡುವಂಥದ್ದನ್ನ. ಮತ್ತೆ ಇಂಥ ವ್ಯಕ್ತಿಗಳು ಇದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಸ್ಥಿತಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ಹೇಳುವಂಥದ್ದು. ಇವತ್ತಿನ ದಿನಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನಡ್ಕೊಂತ ಇರುವಂತಹ ರೀತಿ, ಅವರು ಮಾಡ್ತಾ ಇರುವಂತಹ ಕೆಲಸಗಳು, ಸರಳತೆಯಿಂದ ಜೀವನವನ್ನು ಮಾಡಬೇಕು, ನಾನು 18 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇರುವಂತ ಈ ದೇಶಕ್ಕೋಸ್ಕರ, ಮತ್ತೆ ತನಗೇನು ಬೇಡ, ನನಗ್ಯಾರು ಇದಿಲ್ಲ, ನಾನು ಈ ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ನಾವು ಅವಾಗವಾಗ ನಮ್ಮ ಯುವಕರಿಗೆ ಹೇಳ್ತಾ ಹೋದ್ರೆ ರಾಜಕೀಯ ಕ್ಷೇತ್ರದಲ್ಲೂ ಸರಿಯಾಗಿ ಮಾಡ್ಬೋದು. ಯಾಕಂದ್ರೆ ಇಡೀ ನಮ್ಮ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಈ ಒಂದು ಶಾಸಕಾಂಗಕ್ಕೆ ಅತ್ಯಂತ ಹೆಚ್ಚು ಶಕ್ತಿಯನ್ನು ಕೊಟ್ಟಿದೆ ನಮ್ಮ ಸಂವಿಧಾನ. ಹಾಗಾಗಿ ಈ ಶಕ್ತಿಯನ್ನು ಕೊಟ್ಟಿರುವಂತದ್ದನ್ನ ಯಾತಕ್ಕಾಗಿ ಬಳಸ್ಬೇಕು ಅನ್ನುವಂಥದ್ದನ್ನು ಕೂಡ ನಾವು ಒಂದಷ್ಟು ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತಿನ ಯುವಕರಿಗೆ ಕಾರ್ಯಾಂಗ ನ್ಯಾಯಾಂಗದ ಜೊತೆಗೆ ಶಾಸಕಾಂಗದ ಬಲಿಷ್ಠತೆಯನ್ನ ಒಳ್ಳೆಯ ರೂಪದಲ್ಲಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರಿಗೆ ನಾವು ಸಹಕಾರವನ್ನ ಕೊಡುವಂತಹ ಆ ಒಂದು ಅಭಿಲಾಷೆಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಗಳ ನಿರ್ಮಾಣ ಬಹಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ.
1: ಓಕೆ ಸರ್, ಹಾಗೆನೇ ಸ್ವಚ್ಛತೆಯ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಇಂದಿನ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಸ್ವಚ್ಛತೆಗೆ ಹೆಚ್ಚಿನ ಒತ್ತನ ಕೊಡ್ತಾ ಇದ್ದಾರೆ, ಜೊತೆಗೆ ಗಾಂಧೀಜಿಯವರು ಸ್ವಚ್ಛತೆಯ ಸಂದೇಶವನ್ನ ದೇಶದ ಜನತೆಗೆ ನೀಡಿದ್ರು. ಹಾಗಿದ್ರೆ ದೇಶದ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಸಾರ್ವಜನಿಕರ ಪಾತ್ರ ಎಷ್ಟಿದೆ? ಜನಪ್ರತಿನಿಧಿಯಾಗಿ ನಿಮ್ಮ ಅಭಿಪ್ರಾಯ ಏನು ಸರ್, ನೀವೇನ್ ಹೇಳ್ತೀರಾ?
0: ನಮ್ ದೇಶ 140 ಕೋಟಿಗೆ ಜನಸಂಖ್ಯೆಗಿಂತ ಜಾಸ್ತಿ ಇದೆ. ಈ ದೇಶದಲ್ಲಿ 2014 ತನಕ ಗಾಂಧೀಜಿಯವರು ಬಹಳ ಹಿಂದಿನಿಂದಲೂ ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿರುವಂತವರು. ಅವರ 150ನೇ ವರ್ಷದ ಆ ಸಂದರ್ಭದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಕಾಲನ್ನ ಕೊಟ್ಟಿ ಇಡೀ ಸ್ವಚ್ಛ ಭಾರತ್ ಅನ್ನುವಂತ ಯೋಚನೆಯನ್ನ ಈ ದೇಶಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಅನ್ನಿಸ್ತಾ ಇತ್ತು 2015ರ ಕೆಂಪುಕೋಟೆ ಮೇಲೆ ನಿಂತು ಮಾನ್ಯ ನರೇಂದ್ರ ಮೋದಿ ಅವರು ಮಾತಾಡಿದಾಗ ಈ ದೇಶದಲ್ಲಿ ಹಲವಾರು ಹೆಣ್ಣು ಮಕ್ಕಳಿಗೆ ಬಯಲು ಶೌಚಾಲಯವನ್ನೇ ಉಪಯೋಗಿಸ್ತಾರೆ, ಶೌಚಾಲಯ ಇಲ್ಲ ಅನ್ನುವಂಥದ್ದನ್ನ ಹೇಳಿದಾಗ ನಮಗೆ ಆಶ್ಚರ್ಯ ಆಯ್ತು. ಈ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಈ ಸ್ಥಿತಿ ಬಗ್ಗೆ ಮಾತಾಡಿದ್ದು ಹೆಂಗಪ್ಪ ಅಂತ. ಅದು ವಾಸ್ತವ ಅಂಶ, ಅದೇ ಸರಿ. ಅಂದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಸಮಸ್ಯೆಗಳು ಇದ್ದಂತಹ ದೇಶ ಅನ್ನುವಂಥದ್ದನ್ನು ತುಂಬಾ ಜನಕ್ಕೆ ಅರಿವಾಯ್ತು. ಅದಾದ್ಮೇಲೆ ಇವತ್ತು ದೇಶದಲ್ಲಿ 8 ಕೋಟಿಗಿಂತ ಹೆಚ್ಚು ಶೌಚಾಲಯಗಳನ್ನ ನಿರ್ಮಾಣ ಮಾಡಿ ಆ ಹೆಣ್ಮಕ್ಳು ಗೌರವಿತವಾಗಿ ಇವತ್ತು ಬಯಲಲ್ಲಿ ಹೋಗ್ತಾ ಇದ್ದಂತಹ ಶೌಚಕ್ಕೆ ಹೋಗ್ತಾ ಇದ್ದಂತಹ ಹೆಣ್ಮಕ್ಳು ಇವತ್ತು ಗೌರವಿತವಾಗಿ ಮನೆಯಲ್ಲೇ ಒಂದು ಶೌಚಾಲಯವನ್ನ ನಿರ್ಮಾಣ ಮಾಡುವಂತಹದ್ದು ಇದರೊಳಗೆ ಆ ದೊಡ್ಡ ಪ್ರಯತ್ನ ಮಾನ್ಯ ನರೇಂದ್ರ ಮೋದಿ ಅವರದು ಇರುವಂತದ್ದು. ಜೊತೆಗೆ ಸ್ವಚ್ಛತೆ ಬರುವಂತದ್ದು ಹೆಂಗೆ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ನಾವೆಲ್ಲರಿಗೂ ಅವೇರ್ನೆಸ್ ಅಂದ್ರೆ ನಾವು ಜನರಲ್ಲಿ ಮೂಡಿಸ್ಬೇಕಾಗಿರುವಂತ ಅವೇರ್ನೆಸ್ ನಾವು ಅವಾಗವಾಗ ಹೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ. ನಾವು ನೋಡ್ತಾ ಇರ್ತೀವಿ ಯಾರು ವಿರೋಧ ಮಾಡುವಂತಹ ಮನೋಭಾವ ಇಲ್ಲ ನಮ್ಮಲ್ಲಿ. ನಮ್ ಮುಂದೆನೆ ಒಬ್ಬ ಉಗಿತಾನೆ, ನಮ್ ಮುಂದೆನೆ ಕಸ ಹಾಕ್ತಾನೆ, ಅವನಿಗೆ ಹೇಳಿದ್ರೆ ಏನೋ ನಿನಗೇನು ಅಂತ ಕೇಳುವಂತಹದ್ದಾದ್ರೆ ನಂದೇನ್ ಸ್ಥಿತಿ ಅನ್ನುವಂಥದ್ದನ್ನ ನಮ್ ದೇಶದಲ್ಲಿದೆ. ಆದ್ರೆ ಇವತ್ತು ವಿರೋಧ ಮಾಡುವಂಥದ್ದು ಎಲ್ಲಾದ್ರೂ ಕಸವನ್ನ ಒಗಾಸ್ದಾಗ ಅದನ್ನು ವಿರೋಧ ಮಾಡುವಂಥದ್ದನ್ನ ಜನ ನೋಡ್ತಾ ಇದೀವಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನ ಉಪಯೋಗವನ್ನ ಪಡ್ಕೊಂಡು ಅದನ್ನ ತೋರಿಸಿ ಈ ತರ ತಪ್ಪುಗಳನ್ನ ಆಗಬಾರ್ದು ಅನ್ನುವಂಥದ್ದನ್ನ ಅವಾಗವಾಗ ಜನರಿಗೆ ಮನವರಿಕೆ ಮಾಡ್ಕೊಳ್ಳೋಂಥದ್ದನ್ನ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಜನಕ್ಕೆ ಸುಮಾರು ಜನಕ್ಕೆ ಮುಗ್ಧತೆಯಲ್ಲಿ ಗೊತ್ತಾಗೋದಿಲ್ಲ ನಾನು ಮಾಡ್ತಿರೋ ಸರಿನಾ ತಪ್ಪ ಅಂತ. ಯಾಕಂದ್ರೆ ನಮ್ಮ ಒಟ್ಟು ಶಿಕ್ಷಣ ವ್ಯವಸ್ಥೆಯಲ್ಲೂ ಅದನ್ನ ಹೇಳ್ಕೊಟ್ಟಿಲ್ಲ ಇದನ್ನ ಈ ತರ ಮಾಡ್ಬೇಕು ಈ ತರ ಮಾಡಬಾರ್ದು ಅಂತ. ಅಂದ್ರೆ ಆ ರೀತಿ ಚಿಂತನೆಗಳನ್ನು ಕೂಡ ನಮ್ಮ ಒಟ್ಟಾರೆ ಈ ಸಮಾಜದಲ್ಲಿ ಹೇಳ್ಕೊಡುವಂಥದ್ದನ್ನ ಆದ್ರೆ ಮಾತ್ರ ಈ ಸಮಾಜ ಸ್ವಚ್ಛತೆ ನನ್ ಮನೆ ಮಾತ್ರ ಸ್ವಚ್ಛವಾಗಿದ್ರೆ ಸಾಲದು, ಸುತ್ತಮುತ್ತ ಚೆನ್ನಾಗಿರ್ಬೇಕು ಅನ್ನೋ ಅಂಥದ್ದನ್ನ ಸರ್ಕಾರ ನಾನಾ ರೀತಿಯಾದಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತೆ. ಅದನ್ನು ಉಳಿಸ್ಕೊಂಡು ಹೋಗುವಂತದ್ದೇ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ.
1: ಓಕೆ, ಗಾಂಧಿ ಜಯಂತಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಈ ಸಂದರ್ಭದಲ್ಲಿ ಶಿವಮೊಗ್ಗದ ಜನರಿಗೆ ಮತ್ತೆ ಯುವ ಜನತೆಗೆ ನಿಮ್ಮ ಸಂದೇಶ ಏನು ಸರ್?
0: ಒಂದು, ಈ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಯುವ ಜನತೆಗೆ ಬಹಳ ವಿಶೇಷವಾಗಿ ಹೇಳುವಂಥದ್ದು, ಸಾಧನೆಯನ್ನ ಮಾಡಿ. ಕಷ್ಟ ಪಟ್ಟು ನಾವೇನಾದರೂ ಕೆಲಸವನ್ನ ಮಾಡಿದ್ರೆ ನಾವು ಖಂಡಿತವಾಗ್ಲೂ ನಾವು ಸಾಧನೆಯನ್ನ ಮಾಡಬಹುದು. ಗಾಂಧೀಜಿಯವರ ಆ ಹೋರಾಟ, ಆ ಸಂದರ್ಭಗಳು, ಯಾವ್ಯಾವ ರೀತಿಯಾದಂತ ನಮಗೆ ಬಂದಂತ ಎದುರಾಳಿಗಳು, ಅದನ್ನೆಲ್ಲದನ್ನು ಎಲ್ಲರ ಜೀವನದಲ್ಲೂ ಬರುತ್ತೆ. ಅವರವರ ಸಮನಾಗಿ, ಅವರವರ ಚಿಂತನೆಯ ಸಮನಾಗಿ, ಆ ಸಂದರ್ಭಕ್ಕೆ ಅನುಗುಣವಾಗಿ ನಮಗೆ ಬರುವಂತಹ ಆ ಕಾಂಪಿಟೇಷನ್, ಇವತ್ತಿನ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾದಂತ ಕಾಂಪಿಟೇಷನ್ ಅನ್ನ ಬರುತ್ತೆ. ಯುವಕರು ಯಾವತ್ತು ಎದೆಗುಂದದೆ ಅದನ್ನ ಹೆದರಿಸುವಂತ ಮನಃಶಕ್ತಿ ಇರಬೇಕು. ಇವತ್ತು ಬಹಳ ಎಲ್ಲದನ್ನು ಕಂಫರ್ಟ್ ಝೋನಿಗೆ ಹೋಗ್ತಾ ಇದೀವಿ ನಾವು. ಕಂಫರ್ಟ್ ಝೋನಿನ ಮಧ್ಯೆ ಏನಾದ್ರೂ ಒಂದು ಸಣ್ಣ ಸೋಲಾದ್ರೆ, ಸಣ್ಣ ನೋವಾದ್ರೆ ಯುವಕರು ಬಹಳ ಬೇಗ ಧೃತಿ ಕಡವಂತದ್ದನ್ನ ನಾವು ನೋಡ್ತಾ ಇದೀವಿ. ದಯಮಾಡಿ ಯುವಕರೆ, ಇವತ್ತು ನಮ್ಮ ದೇಶಕ್ಕೆ ತುಂಬಾ ಕಷ್ಟಪಟ್ಟು ಒಂದೊತ್ತು ಊಟ ತಿಂಡಿ ಇಲ್ಲದೆ ಅಂದಂತಹ ಸಂದರ್ಭದಲ್ಲಿ ಈ ದೇಶವನ್ನ ಕಟ್ಟಿ ಇಂತಹ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇವತ್ತು ಅದ್ಭುತವಾದಂತಹ ಜೀವನವನ್ನ ನಾವು ನಡೆಸುವಂತ ವಾತಾವರಣವನ್ನ ಸೃಷ್ಟಿ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳಿಗೆ ನಾವು ಮಾಡಬೇಕಾಗಿರುವಂಥದ್ದು ಕಷ್ಟಪಡುವಂಥದ್ದು, ಕಷ್ಟಪಟ್ಟು ಜೀವನ ಮಾಡುವಂಥದ್ದನ್ನಾದ್ರೆ. ನಾವು ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತವ್ರನ್ನ ನೋಡಿದೀವಿ ರಾಜ್ಯದಲ್ಲಿ, ಸ್ವಯಂ ವಿಶ್ವೇಶ್ವರಯ್ಯನ ಅಂತವ್ರನ್ನ ನೋಡಿದೀವಿ, ಯಾರ್ಯಾರು ಕಷ್ಟಪಟ್ಟಿದಾರೋ ಹಾಗಾಗಿ ಅವ್ರು ಸಾಧನೆ ಮಾಡಿ ಈ ರಾಜ್ಯವನ್ನ ಇಷ್ಟು ಚೆನ್ನಾಗಿ ಮಾಡಿರುವಂಥದ್ದು. ಹಾಗಾಗಿ ನಾವು ಕಷ್ಟಪಡುವಂಥದ್ದನ್ನ ಮರಿಬಾರ್ದು. ನಾವು ಕಷ್ಟಪಟ್ಟು ನಮಗೆ ಸಿಕ್ಕಂತ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಒಂದಷ್ಟು ಅನುಕೂಲ ಆಗೋ ತರ ನಮ್ಮ ಜೀವನವನ್ನ ನಾವು ಬೇರೆಯವರಿಗೆ ತುಂಬಾ ಸಹಾಯ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ತೊಂದರೆಯನ್ನಂತೂ ಮಾಡ್ದೇನೆ ನಮ್ಮ ಜೀವನವನ್ನ ಸಾಗಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.
1: ಓಕೆ ಅರುಣ್ ಸರ್, ಇಷ್ಟೊತ್ತು ನಿಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ಕೇಳಿದ್ರಲ್ವಾ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಪ್ರಸಿದ್ಧ ರಾಜಕಾರಣಿ ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಮಾನ್ಯ ಶ್ರೀ ಡಿಎಸ್ ಅರುಣ್ ಅವರ ಮಾತುಗಳನ್ನ ಗಾಂಧೀಜಿಯವರ ಬಗ್ಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ಹಾಗೆ ಸ್ವಚ್ಛತೆಯ ಕುರಿತಾಗಿ ಕೂಡ ಅವರು ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಸೊ ಹಾಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಈಗ ನಮ್ಮೊಂದಿಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ಸರ್ಜಿ ಅವರು ನಮ್ಮೊಂದಿಗಿದ್ದಾರೆ. ಹಾಗಿದ್ರೆ ಧನಂಜಯ ಸರ್ಜಿ ಸರ್ನ ಮಾತನಾಡಿಸೋಣ, ಹಾಗೆ ಗಾಂಧಿ ಜಯಂತಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿಯ ಕುರಿತು ಅವರ ಮಾತುಗಳು ಏನಾಗಿರುತ್ತೆ ಅಂತ ಕೇಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಬ್ರೇಕ್ನ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ರಾಜಕಾರಣಿಗಳ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಎಂಬ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ರಾಜಕಾರಣಿಗಳ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಎಂಬ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗ್ಲೇ ನಮ್ಮ ಶಿವಮೊಗ್ಗದ ಪ್ರಸಿದ್ಧ ರಾಜಕಾರಣಿ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಡಿ ಎಸ್ ಅರುಣ್ ಅವರು ಮಾತನಾಡ್ತಾ ಇದ್ರು. ಇದೀಗ ನಮ್ಮೊಂದಿಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗಣ್ಯ ಅತಿಥಿಯನ್ನ ಮಾತನಾಡಿಸೋಣ. ಶಿವಮೊಗ್ಗದ ಹೆಸರಾಂತ ವೈದ್ಯರು, ಪ್ರಮುಖ ರಾಜಕಾರಣಿಗಳು ಹಾಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇದ್ದಾರೆ. ಹಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಏನ್ ಮಾತನಾಡ್ತಾರೆ, ಅವರ ಅನಿಸಿಕೆ ಅಭಿಪ್ರಾಯವನ್ನ ಕೇಳೋಣ. ಡಾಕ್ಟರ್ ಧನಂಜಯ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರಗಳು. ಶಿವಮೊಗ್ಗ FM ಕೇಳುತ್ತಿರುವ ನನ್ನ ಆತ್ಮೀಯ ಸಹೋದರ ಸಹೋದರಿಗೆ ಮತ್ತು ಯುವ ಮಿತ್ರರಿಗೆ ಡಾಕ್ಟರ್ ಧನಂಜಯ ಸರ್ಜಿ ಮಾಡುವ ನಮಸ್ಕಾರಗಳು. ಇವತ್ತು ಅಕ್ಟೋಬರ್ 2, ಇದು ಕೇವಲ ಎರಡು ಮಹಾನ್ ನಾಯಕರ ಜನ್ಮದಿನವಲ್ಲ, ಇದು ನಮಗೆ ನಾವು ಹೇಗೆ ಬದುಕಬೇಕು ಅಂತ ತೋರಿಸುವಂತಹ ದಿನ, ನಾಯಕತ್ವ ನಿಜವಾಗ್ಲೂ ಹೇಗಿರಬೇಕು ಅಂತ ತೋರಿಸುವಂತಹ ದಿನ, ರಾಜಕೀಯ ಹೇಗಿರಬೇಕು, ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳು ಹೇಗಿರಬೇಕು ಅನ್ನೋ ಒಂದು ನೆನಪಿಸಿಕೊಳ್ಳುವಂತಹ ಒಂದು ದಿನ. ಈ ಎರಡು ಮಹಾನ್ ಚೇತನರು ನಮಗೆ ಕೊಟ್ಟಂತ ಸಂದೇಶ ಅತ್ಯಮೂಲ್ಯ. ಒಂದೆಡೆ ಸತ್ಯ ಮತ್ತೆ ಅಹಿಂಸೆಯಿಂದ ಸಾಮ್ರಾಜ್ಯ ಶಾಹಿಯನ್ನು ಎದುರಿಸಿದಂಥವರು ಮಹಾತ್ಮ ಗಾಂಧೀಜಿಯವರು, ಮತ್ತೊಂದೆಡೆ ಅತ್ಯಂತ ಸರಳ ವ್ಯಕ್ತಿತ್ವದೊಳಗೆ ಅಪಾರ ದೃಢತೆಯನ್ನು ಹೊಂದಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಅವರ ಜೀವನವನ್ನ ಇಲ್ಲಿ ಕಲಿಯಬೇಕಾದ ಪಾಠಗಳು ಏನು ಅನ್ನೋದನ್ನ ನಾವು ನೋಡೋಣಂತೆ. ಅವರು ಜನರಿಗೆ ಬೋಧನೆ ಮಾಡಲಿಲ್ಲ, ಅವರು ಮಾಡಿ ತೋರಿಸಿದವರು, ನುಡಿದಂತೆ ನಡೆದವರು. ಅದಕ್ಕೋಸ್ಕರ ಇವತ್ತು ಅವರ ಮಾತುಗಳು, ಅವರ ಬದುಕಿದ್ದಂತ ಜೀವನ ಇವತ್ತಿಗೂ ಪ್ರಸ್ತುತ ಇದೆ ಅಂತ ನಾವು ಭಾವಿಸ್ತೇವೆ. ಮಹಾತ್ಮ ಗಾಂಧೀಜಿಯವರು ನಿಜವಾಗ್ಲೂ ಮಹಾತ್ಮರು, ಪ್ರಪಂಚಕ್ಕೆ ಅವರು ಮಹಾತ್ಮ ಗಾಂಧೀಜಿ, ನಮ್ಮ ದೇಶಕ್ಕೆ ರಾಷ್ಟ್ರಪಿತ, ನಾವೆಲ್ಲರೂ ಪ್ರೀತಿಯಿಂದ ಕರೆಯುತ್ತಿದ್ದವರಿಗೆ ಬಾಪು ಅಂತ ಹೇಳಿ. ಬಹಳ ವಿಶೇಷವಾದಂತ ಗುಣ ಅವರಲ್ಲಿ ಇತ್ತು ಅಂತ ಹೇಳಿ. ಸುಮಾರು ನಮ್ಗೆಲ್ಲ ಗೊತ್ತಿರಬೇಕು, ಸುಮಾರು 150 ಹೆಚ್ಚು ದೇಶಗಳಲ್ಲಿ ಅವರ ಬಗ್ಗೆ ಪೋಸ್ಟಲ್ ಸ್ಟ್ಯಾಂಪ್ಸ್ ಇದೆ, 150 ಜಾಸ್ತಿ ದೇಶಗಳಲ್ಲಿ ಅಂಚೆ ಚೀಟಿಗಳಿದೆ. ನಮ್ಮ ದೇಶದಲ್ಲಿ ಗಾಂಧಿ ಹೆರಿಟೇಜ್ ಅಲ್ಲಿ ಸುಮಾರು 711 ಗಾಂಧೀಜಿ ಇರುವಂತ ಸ್ಟ್ಯಾಂಪ್ನ, ಇಂಟರ್ನ್ಯಾಷನಲ್ ಸ್ಟ್ಯಾಂಪ್ಸ್ ನ ಪ್ರದರ್ಶನಕ್ಕೆ ಇಡಲಾಗಿತ್ತು ಅನ್ನೋದನ್ನ ನಾವು ಜ್ಞಾಪಿಸ್ಕೋಬೇಕಾಗ್ತದೆ. ನಮ್ಮ ಮಕ್ಕಳಿಗೆಲ್ಲ ನೋಡಿದ್ರೆ ಗಾಂಧಿ ಫೋಟೋನ್ ತೋರಿಸಿದ್ರೆ, ಗಾಂಧೀಜಿಯವ್ರ ಫೋಟೋ ತೋರಿಸಿದ್ರೆ ಫಸ್ಟ್ ನೋಡೋದು ಕರೆನ್ಸಿಯಲ್ಲಿ ಇವರೇ ಇದ್ದಾರೆ ಅಂತ ಹೇಳಿ ಅದನ್ನು ಕೂಡ ನಾವು ಜ್ಞಾಪಿಸ್ಕೋಬಹುದು. ಸುಮಾರು 102 ದೇಶಗಳಲ್ಲಿ ಗಾಂಧೀಜಿಯವರ ಪ್ರತಿಮೆಗಳಿವೆ. ಜಗತ್ತಿನ 40 ದೇಶಗಳಲ್ಲಿ ಗಾಂಧೀಜಿಯವರ ಹೆಸರಲ್ಲಿ ರಸ್ತೆ ಇದೆ, ಸರ್ಕಲ್ಗಳಿದೆ. ಎಂತ ವಿಶೇಷತೆ ನೋಡಿ ಅಂದ್ರೆ, ನಮ್ಗೆ CEOಗಳನ್ನ ಜಗತ್ತಿನ ಸುಮಾರು 1351 CEOಗಳನ್ನ, ಸುಮಾರು 6500 ಯೂತ್ ಸ್ಟೂಡೆಂಟ್ಸ್ನ ಪ್ರಪಂಚದೆಲ್ಲ ಇಂಟರ್ವ್ಯೂ ಮಾಡಿ ನೋಡಿದ್ರೆ, ಅದರಲ್ಲಿ ಸಮೀಕ್ಷೆಯಲ್ಲಿ ಗಾಂಧೀಜಿಯವರು ಪ್ರಪಂಚದ ಅತ್ಯಮೂಲ್ಯ ವ್ಯಕ್ತಿಗಳಲ್ಲಿ 3ನೇವರು ಕೂಡ ಆಗಿದ್ದಾರೆ. ಮೊದಲನೇ 3 ಜನದಲ್ಲಿ ಒಬ್ರು ಕೂಡ ಆಗಿದ್ದಾರೆ. ಸುಮಾರು 37 ದೇಶಗಳಲ್ಲಿ ಅವರ ಪ್ರಭಾವ ಇತ್ತು ಅಂತ ಹೇಳಿ. ದಿನಕ್ಕೆ 18 ಅವರೇಜ್ ನಡೆದಿದ್ದಾರೆ. ಸುಮಾರು 79,000 ಕೇವಲ 25 ಅವ್ರು ನಡೆದಿದ್ದಾರೆ ಅಂತ ಹೇಳಿ. ಅಂದ್ರೆ 1913 to 1948 ಅವಧಿಯಲ್ಲಿ ಅವ್ರು ನಡೆದಂತಹ ಡಿಸ್ಟೆನ್ಸ್ ಎಷ್ಟು, 35 ಅಂತಂದ್ರೆ 79,000 ಅಂದ್ರೆ ಇಡೀ ಭೂಮಿನ 2 ಸುತ್ತಿಸ್ಬೋದು, ಇಡೀ ಭೂಮಿನ 2 ಸುತ್ತಿಸ್ಬೋದಷ್ಟು ಗಾಂಧೀಜಿಯವರು ನಡೆದಿರುವಂತ. ಅವರ ವಿಶೇಷ ವ್ಯಕ್ತಿತ್ವದ ಬಗ್ಗೆ ಇನ್ಸ್ಪೈರ್ ಆದವ್ರು ಯಾರು ಅಂದ್ರೆ, ನೆಲ್ಸನ್ ಮಂಡೇಲಾ ಮತ್ತೆ ಚರ್ಚಿಲ್ ಅವರು. ಮತ್ತೆ ಅವ್ರ ಬರವಣಿಗೆಯಲ್ಲಿ ಒಂದು ವಿಶೇಷತೆ ಇತ್ತು, ಅವ್ರು ಎರಡು ಕೈಯಲ್ಲೂ ಬರಿತಾ ಇದ್ರು. ಮೇನ್ಲಿ ರೈಟ್ ಹ್ಯಾಂಡೆಡ್ ಪರ್ಸನ್ ಅವರು, ಬಲಗೈಯಲ್ಲಿ ಜಾಸ್ತಿ ಬರೆದಿದ್ದು. ಅವರೊಂದು ಹಿಂದೂ ಸ್ವರಾಜ್ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಆ ಹಿಂದೂ ಸ್ವರಾಜ್ ಪುಸ್ತಕದಲ್ಲಿ ಒಂದು 230 ಪೇಜನ ಇದ್ರೆ, ಅದ್ರಲ್ಲಿ 40 ಪೇಜನ ತಮ್ಮ ಎರಡುಗಡೆ ಕೈಯಲ್ಲಿ ಬರೆದಿರುವಂತ ಉಲ್ಲೇಖ ಇದೆ ಅಂತ ಹೇಳಿ. ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದಂತವ್ರು. ಎ ಸ್ಟೋರಿ ವಿತ್ ಮೈ ಎಕ್ಸ್ಪೀರಿಯನ್ಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಹೇಳಿ ಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು, ಮಾರ್ಟಿನ್ ಲೂಥರ್ ಕಿಂಗ್ ಮತ್ತೆ ನಮಗೆ ನೆಲ್ಸನ್ ಮಂಡೇಲಾ ಅನೇಕ ವ್ಯಕ್ತಿಗಳು ಇವರಿಂದ ಇನ್ಸ್ಪೈರ್ ಆಗಿದ್ದನ್ನು ನಾವು ನೋಡ್ಬೋದು. ಆದರೆ ಒಂದು ಅರ್ಥ ಮಾಡ್ಕೋಬೇಕು, ಗಾಂಧೀಜಿ ಬಳಿ ಎಂಥದ್ದೇನಿತ್ತು ಅಂತ? ಅವ್ರತ್ರ ಸೈನ್ಯ ಇತ್ತ? ಇಲ್ಲ. ಬಂದೂಕಿತ್ತ? ಇಲ್ಲ. ದೊಡ್ಡ ಆರ್ಥಿಕ ಸಾಮ್ರಾಜ್ಯ ಇತ್ತ? ಇರಲಿಲ್ಲ. ಅಧಿಕಾರ ಇತ್ತ? ಹೋಗ್ಲಿ, ಸರ್ಕಾರದ ಅಧಿಕಾರ ಇರಲಿಲ್ಲ. ಬಟ್ ಆದರೆ ಅವ್ರ ಜೊತೆ ಇದ್ದಿದ್ದೇನು, ಅವ್ರ ಜೊತೆ ಇದ್ದಿದ್ದು ಏನು? ಅವರ ಶಕ್ತಿ ಇದ್ದಿದ್ದು ಸತ್ಯದಲ್ಲಿ. ಅವರ ಆಯುಧ ಅಹಿಂಸೆ ಇತ್ತು. ಅವರ ಶಕ್ತಿ ಸಾಮಾನ್ಯ ಜನರಾಗಿದ್ದರು. ಅವರ ದೊಡ್ಡ ಸಂದೇಶ, ನೀವು ಜಗತ್ತಿನಲ್ಲಿ ನೋಡಲು ಬಯಸುವ ಬದಲಾವಣೆಯನ್ನು ಮೊದಲು ನಿಮ್ಮಿಂದಲೇ ಪ್ರಾರಂಭಿಸಿ ಅಂತ. ಗಾಂಧೀಜಿ ಎಂದ ತಕ್ಷಣ ನನಗೆ ನೆನಪಾಗುವುದು ಎರಡು ಘಟನೆಗಳು. 1917 ಬಿಹಾರದ ಚಂಪಾರಣ್, ಅಲ್ಲಿನ ರೈತರು ಸಂಕಷ್ಟದಲ್ಲಿದ್ದರು. ಆಗ ಬ್ರಿಟಿಷರು ಆಳ್ವಿಕೆ ಇದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಚಂಪಾರಣ್ ಬಿಟ್ಟು ಹೋಗಿ ಅಂತ ಹೇಳಿ ಬ್ರಿಟಿಷರಿಂದ ಗಾಂಧೀಜಿಯವರಿಗೆ ಆದೇಶ ಬರುತ್ತೆ. ಆದರೆ ಗಾಂಧೀಜಿಯವರು ಅಲ್ಲಿಂದ ಹೋಗೋದಿಲ್ಲ. ಅವರು ಜನರ ರೈತರ ನೋವನ್ನು ಅರಿಯುವ ಸಲುವಾಗಿ ಅಲ್ಲೇ ಉಳಿತಾರೆ. ಅವರು ಆಡಳಿತವನ್ನು ಅವಮಾನ ಮಾಡಲಿಲ್ಲ, ಕೋಪದಿಂದ ಮಾತಾಡಲಿಲ್ಲ, ಹಿಂಸೆಗೆ ಕರೆ ಕೊಡಲಿಲ್ಲ. ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ, ನ್ಯಾಯಾಲಯಕ್ಕೆ ಹೋಗ್ತಾರೆ, ತಮ್ಮ ನಿಲುವಿನಿಂದ ಹಿಂದೆ ಸರಿಯೋದಿಲ್ಲ. ಅವರು ಕೊನೆಗೆ ಪ್ರಕರಣ ಹಿಂದೆ ವಾಪಸ್ ತಗೊಂತಾರೆ. ರೈತರ ಪರಿಸ್ಥಿತಿಯನ್ನು ಪರಿಶೀಲಿಸಲು ಅವಕಾಶ ಅವರಿಗೆ ದೊರೆಯುತ್ತೆ. ಈ ಸಣ್ಣ ಘಟನೆ ಇರಬಹುದು, ಆದರೆ ದೊಡ್ಡ ವಿಷಯ ಅಡಗಿದೆ ಅದರಲ್ಲಿ. ಸತ್ಯಾಗ್ರಹ ಎಂದರೆ ಕೂಗುವುದು ಅಲ್ಲ. ಸತ್ಯಾಗ್ರಹ ಎಂದರೆ ಸತ್ಯದ ಪರವಾಗಿ ಶಾಂತಿಯುತವಾಗಿ ನಿಲ್ಲುವ ಧೈರ್ಯ ಅಂತ ಹೇಳಿ. ಯಾವುದೇ ಸಮಸ್ಯೆ ಬಂದಾಗ ಜನಪ್ರಿಯವಾದದ್ದನ್ನು ಮಾತ್ರ ಹೇಳುವುದಲ್ಲ, ಸರಿಯಾದದ್ದನ್ನು ಹೇಳುವುದು ಬಹಳ ಮುಖ್ಯ. ಅದರ ಪರವಾಗಿ ನಿಲ್ಲುವ ಧೈರ್ಯ ಇರಬೇಕು. ವಿರೋಧ ಇರಬಹುದು, ಒತ್ತಡ ಇರಬಹುದು, ಟೀಕೆ ಇರಬಹುದು, ಆದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಕರ್ತವ್ಯಕ್ಕೆ ಸರಿಯಾದ ವಿಚಾರ ಇರಬೇಕು ಅನ್ನೋ ಒಂದು ಮಾತನ್ನ ಗಾಂಧೀಜಿಯಿಂದ ನಾವು ಕಲಿಯಬೇಕಾಗ್ತದೆ. ಗಾಂಧೀಜಿಯವರಿಂದ ನಮಗೆ ಕಲಿಸುವ ಪಾಠ ಎಂದರೆ, ದೃಢವಾಗಿರಿ ಆದರೆ ದ್ವೇಷಿಯಾಗಬೇಡಿ. 1901 ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತಿತ್ತು. ದೇಶದ ದೊಡ್ಡ ದೊಡ್ಡ ನಾಯಕರು ಅಲ್ಲಿಗೆ ಬಂದಿದ್ರು, ಬಹಳಷ್ಟು ಜನ ಸೇರಿದ್ರು. ಆದರೆ ಅಲ್ಲಿ ಸ್ವಚ್ಛತೆ ಸರಿಯಾಗಿರಲಿಲ್ಲ, ಸ್ಥಿತಿ ಹದಗೆಟ್ಟಿತ್ತು, ಶೌಚಾಲಯಗಳು ಕ್ಲೀನ್ ಆಗಿರಲಿಲ್ಲ. ಗಾಂಧೀಜಿಯವರು ಏನ್ ಮಾಡ್ತಾರೆ, ಅವ್ರ ಸ್ವಯಂ ಸೇವಕರಿಗೆ ಹೇಳ್ತಾರೆ, ಅವ್ರ ಗಮನಕ್ಕೆ ತರ್ತಾರೆ. ಆದ್ರೆ ಅಲ್ಲಿನ ಉತ್ತರ ಏನು, ಇದು ನಮ್ಮ ಕೆಲಸವಲ್ಲ ಅಂತ ಹೇಳಿ ಸುಮ್ಮನಾಗ್ತಾರೆ. ಗಾಂಧೀಜಿ ಏನ್ ಮಾಡಿದ್ರು ಗೊತ್ತಾ, ದೊಡ್ಡ ಭಾಷಣ ಮಾಡಲಿಲ್ಲ, ಯಾರನ್ನು ಬೈಲಿಲ್ಲ, ಯಾರ ಮೇಲೆ ದೂರ ಮಾಡಲಿಲ್ಲ. ಅವ್ರ ಪೊರಕೆ ಹಿಡಿದ್ರು, ಸ್ವಚ್ಛತೆಯನ್ನು ಆರಂಭಿಸಿದ್ರು. ಒಮ್ಮೆ ಯೋಚನೆ ಮಾಡೋಣ, ಮುಂದೆ ರಾಷ್ಟ್ರವನ್ನು ನಡೆಸುತ್ತಿರುವಂತ ಒಬ್ಬ ವ್ಯಕ್ತಿ ಪೊರಕೆ ಹಿಡಿದು ಕ್ಲೀನ್ ಮಾಡ್ತಾರೆ ಅಂದ್ರೆ ಅವರ ಯೋಚನಾ ಲಹರಿ ಹೇಗಿರ್ಬೇಕು ಅನ್ನೋದನ್ನ ನಾವು ಪ್ರತಿಯೊಬ್ರು ನಮ್ಮನ್ನ ಕ್ವಶನ್ನ ನಾವು ಹಾಕ್ಬೇಕು ಅಂತ. ಅವ್ರಿಗೆ ಅದ್ರಲ್ಲಿ ಸ್ವಲ್ಪನೂ ಸಂಕೋಚ ಇರಲಿಲ್ಲ. ಗಾಂಧೀಜಿಯವರು ನಾಯಕತ್ವದ ಒಂದು ಮಹತ್ತರವಾದ ಗುಣ ಏನಂದ್ರೆ, ನಾನು ಹೇಳುವುದನ್ನು ಮೊದಲು ನಾನು ಮಾಡ್ತೇನೆ ಅನ್ನೋದು ಅವರ ನಾಯಕತ್ವದ ಗುಣ ಇತ್ತು. ಇಂದು ನಾವು ಸ್ವಚ್ಛತೆಯ ಬಗ್ಗೆ ಮಾತಾಡ್ತೇವೆ, ನಗರ ಪಾಲಿಕೆಗೆ ಪ್ರಶ್ನೆ ಮಾಡ್ತೀವಿ, ಸರ್ಕಾರವನ್ನ ಪ್ರಶ್ನೆ ಮಾಡ್ತೀವಿ, ಸರ್ಕಾರದ ಜವಾಬ್ದಾರಿ ಬಗ್ಗೆ ನಮ್ಗೆ ಡೌಟ್ಸ್ ಇದೆ. ಆದರೆ ಗಾಂಧೀಜಿಯವರು ನಮ್ಮನ್ನ ಕೇಳ್ತಾರೆ ಏನಂತ, ನಾಗರಿಕನಾಗಿ ನೀನೇನಪ್ಪ ಮಾಡಿದೆ ಅಂತ ಹೇಳಿ ನಮ್ಮನ್ನ ಕೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನನ್ನ ಮನೆಯ ಕಸವನ್ನ ರಸ್ತೆಗೆ ಹಾಕಿ ನಗರ ಸ್ವಚ್ಛವಾಗಿಲ್ಲ ಅಂತ ನಾವು ಹೇಳ್ತೀವಿ. ನಮ್ಮ ಅಂಗಡಿ ಕಸವನ್ನು ತಗೊಂಡೋಗಿ ಪಕ್ಕದ ಖಾಲಿ ಸೈಟಿಗೆ ಹಾಕಿ ಸ್ವಚ್ಛತೆ ಬಗ್ಗೆ ನಾವು ಕ್ವಶನ್ ಮಾಡ್ತೀವಿ. ನಮ್ಮ ಮನೆ ಹತ್ರ ಮಾತ್ರ ನಮ್ದಲ್ಲ, ಈ ರಸ್ತೆನೂ ಕೂಡ ನಮ್ಮದೇ, ಈ ಬಡಾವಣೆ ಕೂಡ ನಮ್ಮದೇ, ಈ ಶಿವಮೊಗ್ಗ ಕೂಡ ನಮ್ಮದೇ ಅನ್ನೋ ಭಾವನೆ ನಮಗೆಲ್ಲರಿಗೂ ಬರಬೇಕು. ಅದುವೇ ನಿಜವಾದ ಸ್ವಚ್ಛ ಭಾರತ ಅಂತೀವಿ. ಏಕೆಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಒಂದು ದಿನದಾಗಬಾರ್ದು, ವರ್ಷದ 365 ದಿನನೂ ಇರಬೇಕು ಅನ್ನೋ ಒಂದು ಸಂಸ್ಕಾರ ನಮ್ಮ ಜನರಿಗೆ ಬರಬೇಕು. ಪೊರಕೆ ಹಿಡ್ಕೊಂಡು ಫೋಟೋ ತೆಗ್ಸಿ ಹೀರೋ ಆಗೋದು ಬಹಳ ಮುಖ್ಯ ಅಲ್ಲ, ಅದನ್ನು ದಿನ ಅಭ್ಯಾಸ ಮಾಡಬೇಕು ಅನ್ನೋ ಒಂದು ಒಂದು ವಿಚಾರಧಾರೆಯನ್ನ ನಾವು ಗಾಂಧೀಜಿಯವರ ಜೀವನದಲ್ಲಿ ನಾವು ಕಲಿಯಬಹುದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಉದಾಹರಣೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಬಡತನದಲ್ಲಿ ಬಂದಂತ ವ್ಯಕ್ತಿತ್ವ, ತಂದೆಯನ್ನು ಸಣ್ಣ ವಯಸ್ಸಲ್ಲೇ ಕಳ್ಕೊಂಡಂತ ವ್ಯಕ್ತಿತ್ವ, ಶಾಲೆಗೋಸ್ಕರ ಕಿಲೋಮೀಟರ್ ಗಟ್ಟಲೆ ನಡೆದಂತ ವ್ಯಕ್ತಿತ್ವ, ಅವರ ಪಾಂಡಿತ್ಯಕ್ಕೆ ಮೆಚ್ಚಿ ಕಾಶಿ ಯೂನಿವರ್ಸಿಟಿಯಲ್ಲಿ ಓದಬೇಕಾದ್ರೆ ಅವರಿಗೆ ಶಾಸ್ತ್ರೀಜಿ ಅನ್ನೋ ಒಂದು ಬಿರುದನ್ನು ಕೂಡ ಪಡೆದಂತ ಒಬ್ಬ ವ್ಯಕ್ತಿ, ಅವರ ಒಂದು ಘಟನೆ ನನಗೆ ಜ್ಞಾಪಕಕ್ಕೆ ಬರ್ತದೆ. ಅವರು ರೈಲ್ವೆ ಸಚಿವರಾಗಿದ್ದರು. 1956 ಸೆಪ್ಟೆಂಬರ್ ಏನಾಗುತ್ತೆ, ಮೆಹಬೂಬ್ ನಗರದಲ್ಲಿ ಏನಾಗುತ್ತೆ, ಒಂದು ಸೇತುವೆ ಕುಸಿದು ಒಂದು ರೈಲು ಅಪಘಾತ ಆಗುತ್ತೆ. ಅಲ್ಲಿ 100 ಜನರು ಸಾಯ್ತಾರೆ. ನಂತರದಲ್ಲಿ ಅದೇ ವರ್ಷ ನವೆಂಬರ್ 23 ಮದ್ರಾಸ್ ಎಕ್ಸ್ಪ್ರೆಸ್ ರೈಲು ಅರಿಯಲೂರು ಎಂಬ ಜಾಗದಲ್ಲಿ 2 ರೈಲುಗಳು ಡಿಕ್ಕಿ ಹೊಡೆದು ಸುಮಾರು 144 ಜನ ಮಂದಿ ಜೀವವನ್ನು ಕಳ್ಕೊಂತಾರೆ. ಆದರೆ ಒಂದನ್ನ ಅರ್ಥ ಮಾಡ್ಕೋಬೇಕು, ಶಾಸ್ತ್ರೀಜಿ ಅವರು ಆ ರೈಲನ್ನು ಓಡಿಸ್ತಿರ್ಲಿಲ್ಲ, ಅಪಘಾತದ ಸ್ಥಳದಲ್ಲಿ ಅವರು ಇರಲಿಲ್ಲ. ತಾಂತ್ರಿಕವಾಗಿ ಬೇರೊಬ್ಬರ ಮೇಲೆ ತಪ್ಪನ್ನ ಹೊರಿಸ್ಬೋದಿತ್ತು, ಇದು ಅಧಿಕಾರಿಗಳ ತಪ್ಪು, ಇದು ವ್ಯವಸ್ಥೆಯ ತಪ್ಪು, ತನಿಖೆ ನಡೆಯಲಿ ಅಂತ ಹೇಳ್ಬೋದಿತ್ತು. ಆದರೆ ಅವ್ರು ಹೇಳಿದ್ದು, ನಾನು ಈ ಇಲಾಖೆಯ ಸಚಿವ, ಇಲಾಖೆಯ ನೈತಿಕ ಹೊಣೆ ಅದು ನನ್ನದಾಗಿರುತ್ತೆ, ಅದಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವರು ಸಂಸತ್ತಲ್ಲಿ ರಾಜೀನಾಮೆಯನ್ನ ಅದೇ ಡಿಸೆಂಬರಲ್ಲಿ ಕೊಡ್ತಾರೆ ಅಂತ ಹೇಳಿ. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು, ನಾಯಕತ್ವದ ಬಗ್ಗೆ 100 ಪುಸ್ತಕಗಳನ್ನು ನಾವು ಓದಿರಬಹುದು, ಆದರೆ ಇದೊಂದು ಘಟನೆಗಳು ಸಾಕು. ಯಶಸ್ಸು ಬಂದಾಗ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ಕೊಂತೇವೆ ಸುಮಾರಷ್ಟನ್ನ, ಆದರೆ ಸಮಸ್ಯೆ ಬಂದಾಗ ಇದು ನನ್ನ ಜವಾಬ್ದಾರಿ ಅಂತ ನಿಲ್ಲೋರು ಸಂಖ್ಯೆ ಬಹಳ ಕಷ್ಟ. ಕಥೆಯಿಂದ ಈ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರಿಂದ ನಾವು ಕಲಿಯಬೇಕಾದಂತ ದೊಡ್ಡ ಮೌಲ್ಯ ಏನಂದ್ರೆ ಅಕೌಂಟೆಬಿಲಿಟಿ, ಅಕೌಂಟೆಬಿಲಿಟಿ, ಅಕೌಂಟೆಬಿಲಿಟಿ. ಇದು ಇಲಾಖೆ ನಮ್ಮ ಜವಾಬ್ದಾರಿ ಇಲ್ಲಿದ್ರೆ, ಕೆಲಸ ನಮ್ಮ ಜವಾಬ್ದಾರಿ ಇಲ್ಲಿದ್ರೆ, ಒಂದು ಕ್ಷೇತ್ರದ ಜನ ಆ ಸಮಸ್ಯೆ ಬಂದಾಗ ಪರಿಹಾರಕ್ಕೆ ಏನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ನಮ್ಮ ಬಳಿಗೆ ರಸ್ತೆ ಸಮಸ್ಯೆ ಹೇಳ್ಕೊಂಡು ಬರ್ಬೋದು, ಒಬ್ಬ ರೈತ ತನ್ನ ನೀರಿನ ಸಮಸ್ಯೆ ಹೇಳ್ಕೊಂಡು ಬರ್ಬೋದು, ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣದ ಸಮಸ್ಯೆ ಹೇಳ್ಕೊಂಡು ಬರ್ಬೋದು, ಒಬ್ಬ ರೋಗಿ ತನ್ನ ಕುಟುಂಬದ ಚಿಕಿತ್ಸೆಗಾಗಿ ಖರ್ಚಿನ ಬಗ್ಗೆ ಸಮಸ್ಯೆ ಇಟ್ಕೊಂಡು ಬರ್ಬೋದು. ಆ ರೀತಿ ಒಬ್ಬ ವಿಶೇಷ ಚೇತನ ಮಗು ಕೂಡ ನಮ್ಮ ಬಳಿ ಬರ್ಬೋದು. ಆದರೆ ಅದೆಲ್ಲ ಒಂದೊಂದು ಅಪ್ಲಿಕೇಶನ್ ಆಗಿರ್ಬೋದು, ಆದರೆ ಅದನ್ನು ಒಂದು ಫೈಲ್ ಆಗಿರ್ಬೋದು, ಆ ಕುಟುಂಬಕ್ಕೆ ಅದೊಂದು ಫೈಲ್ ಇರ್ಬೋದು, ನಮಗೆಲ್ಲ ಒಂದು ಫೈಲ್ ಇರ್ಬೋದು, ಆದರೆ ಅದು ಕುಟುಂಬಕ್ಕೆ ಅವರ ಜೀವನ ಅನ್ನೋದನ್ನ ನಾವು ಮರೆಯೋಗಿಲ್ಲ. ಈ ಭಾವನೆ ಪ್ರತಿಯೊಬ್ಬ ಜನಪ್ರತಿನಿಧಿಯಲ್ಲೂ ಬಂದರೆ, ಪ್ರತಿಯೊಬ್ಬ ಅಧಿಕಾರಿಯಲ್ಲೂ ಬಂದರೆ ನಮ್ಮ ಆಡಳಿತ ಬಹಳ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಈ ಘಟನೆಯಿಂದ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಮತ್ತೊಂದು ಪಾಠವನ್ನ ನಮ್ಮ ಶಾಸ್ತ್ರೀಜಿಯಿಂದ ಕಲಿಯೋದು ಏನಂತಂದ್ರೆ, 1965 ದೇಶದಲ್ಲಿ ಬಹಳಷ್ಟು ಬರಗಾಲ ಬಂತು, ಅನ್ನದ ಊಟದ ಕೊರತೆ ಬಹಳಷ್ಟು ಕಾಡಿಸ್ತಿತ್ತು. ಆಗ ಶಾಸ್ತ್ರೀಜಿ ಅವರಿಗೆ ಒಂದು ಐಡಿಯಾ ಬಂತು. ಅವ್ರ ಮುಂದೆ ಬಂದಿದ್ದ ಪ್ರಪೋಸಲ್ ಏನಂತಂದ್ರೆ, ಎಲ್ಲರೂ 1 ವಾರದಲ್ಲಿ 1 ಹೊತ್ತು ಊಟವನ್ನ ಬಿಡಬೇಕು ಅಂತ ಹೇಳಿ ಯೋಚನೆಯನ್ನ ಬಂತು ಅವರಿಗೆ. ಆ ಸಮಯದಲ್ಲಿ ಅವರು ದೇಶಕ್ಕೆ ಕರೆ ಕೊಡಲಿಲ್ಲ. ಫಸ್ಟ್ ಅವರು ಇದನ್ನ ಪ್ರಾಕ್ಟೀಸ್ ಮಾಡೋದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ತಮ್ಮ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಅವರ ಮನೆಯವರೆಲ್ಲೂ ಇನ್ಕ್ಲೂಡಿಂಗ್ ಮಕ್ಕಳು ಕೂಡ ವಾರದಲ್ಲಿ 1 ದಿನ ಊಟವನ್ನ ಬಿಟ್ಟು ನೋಡಿದಾಗ ಏನಾಗ್ಬೋದು ಅನ್ನೋದನ್ನ ಅರ್ಥ ಮಾಡಿಕೊಂಡು, ನಂತರದಲ್ಲಿ ಅವರು ಫಸ್ಟ್ ಪ್ರಾಕ್ಟೀಸ್ ಮಾಡಿದ ನಂತರದಲ್ಲಿ ದೇಶಕ್ಕೆ ಕರೆಯನ್ನ ಕೊಟ್ರು ಅಂತ ಹೇಳಿ. ಅದಕ್ಕೆ ದೇಶಕ್ಕೆ ತ್ಯಾಗ ಹೇಳುವುದು ಮೊದಲು ಮನೆಯಿಂದಲೇ ತ್ಯಾಗ ಆರಂಭ ಆಗ್ಬೇಕು ಅನ್ನೋದು ನಿಜವಾದ ನಾಯಕನ ಒಂದು ಗುಣ ಅಂತ ಹೇಳಿ. ಇದು ಒಂದು ದೊಡ್ಡ ಪಾಠ. ನೀವು ಮಾಡಿ ನೀವು ಮಾಡಿ ಅಂತ ಹೇಳೋದಲ್ಲ, ಮೊದಲು ನಾನು ಮಾಡ್ತೇನೆ ಆಮೇಲೆ ನನ್ನ ಜೊತೆಗೆ ನೀವು ಬನ್ನಿ ಅಂತ ಹೇಳೋದು ನಾಯಕತ್ವದ ಒಂದು ಗುಣ. ನಾವು ಶಿಸ್ತುನ ಹೇಳಬೇಕು ಅಂದ್ರೆ ಮೊದಲಿಗೆ ನಮಗೆ ಶಿಸ್ತಿರಬೇಕು. ಸ್ವಚ್ಛತೆ ಹೇಳಬೇಕು ಅಂದ್ರೆ ಅದನ್ನ ಸ್ವಚ್ಛತೆಯನ್ನು ನಾವು ಮೊದಲು ಪಾಲಿಸಬೇಕು. ಸರಳವಾಗಿರಬೇಕು ಅಂದ್ರೆ ನಮ್ಮ ಬದುಕಿನಲ್ಲಿ ಆ ಸರಳತೆಯನ್ನು ನಾವು ಜೋಡಿಸ್ಕೋಬೇಕಾಗ್ತದೆ. ಪ್ರಾಮಾಣಿಕವಾಗಿ ಅಂತ ಹೇಳಬೇಕು ಅಂದ್ರೆ ಅದು ನಮ್ಮ ಜೀವನದಲ್ಲಿ ವ್ಯಕ್ತಿರೂಪವಾಗಿ ಪ್ರತಿರೂಪವಾಗಿ ನಾವು ಅದನ್ನ ಪಾಲಿಸಿದಾಗ ಮಾತ್ರ ಇನ್ನೊಬ್ಬರಿಗೆ ಪ್ರಾಮಾಣಿಕತೆಯಿಂದ ಇರಿ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತದೆ. ಲೀಡರ್ಶಿಪ್ ಈಸ್ ನಾಟ್ ಪ್ರೀಚಿಂಗ್, ಲೀಡರ್ಶಿಪ್ ಈಸ್ ಪ್ರಾಕ್ಟೀಸಿಂಗ್, ಲೀಡರ್ಶಿಪ್ ಈಸ್ ಪ್ರಾಕ್ಟೀಸಿಂಗ್. ಆತ್ಮೀಯ ಯುವ ಮಿತ್ರರೇ, ಇಂದು ನಮಗೆ ಅಪಾರ ಅವಕಾಶಗಳಿದೆ. ಟೆಕ್ನಾಲಜಿ ನಮ್ಮ ಕೈಯಲ್ಲಿದೆ, ಟೆಕ್ನಾಲಜಿಯ ಪ್ರತಿರೂಪವಾದ ಮೊಬೈಲ್ ನಮ್ಮ ಕೈಯಲ್ಲಿದೆ, AI ನಮ್ಮ ಕೈಯಲ್ಲಿದೆ. ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಾವು ಸ್ವೀಕರಿಸ್ತೇವೆ. ನಾವು ಹೆಚ್ಚು ಮಾಹಿತಿಗಳು ಸ್ವೀಕರಿಸಿದಾಗ ನಮ್ಮ ವಿವೇಕವೂ ಕೂಡ ಹೆಚ್ಚಾಗಬೇಕಾಗತ್ತೆ. ಪ್ರತಿಯೊಂದು ಬಂದಿದ್ದನ್ನೆಲ್ಲ ನಂಬೇಡಿ, ನೋಡಿದನ್ನ ಅದನ್ನ ಫಾರ್ವರ್ಡ್ ಮಾಡಬೇಡಿ, ಅದನ್ನ ಪರಿಶೀಲಿಸಿ ಯೋಚಿಸಿ ಆಮೇಲೆ ಕ್ರಮವನ್ನ ಕೈಗೊಳ್ಳಿ. ಯಾಕೆಂದ್ರೆ ಒಳ್ಳೆಯ ಪ್ರಜಾಪ್ರಭುತ್ವ ಬರೀ ಒಳ್ಳೆಯ ನಾಯಕರಿಂದ ಮಾತ್ರ ಸಾಧ್ಯವಾಗೋದಿಲ್ಲ, ಜಾಗೃತ ಸಮಾಜ ಜಾಗೃತ ನಾಯಕರು ಕೂಡ ಇದಕ್ಕೆ ಬೇಕಾಗ್ತದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ದೇಶ ಸೇವೆ ಎಂದ್ರೆ ಪ್ರತಿಯೊಬ್ಬರು ನಾವು ಗಡಿಗೆ ಹೋಗ್ಬೇಕಾಗಿಲ್ಲ, ಬಾರ್ಡರ್ನ ಹೋಗಿ ಕಾಯ್ಬೇಕಾಗಿಲ್ಲ. ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಪಾಠ ಹೇಳ್ಕೊಟ್ರೆ ಅದು ದೇಶ ಸೇವೆ. ಒಬ್ಬ ವೈದ್ಯ ರೋಗಿಯನ್ನ ಸರಿಯಾಗಿ ನೋಡಿದ್ರೆ ಅದು ಕೂಡ ಒಂದು ದೇಶ ಸೇವೆ. ಒಬ್ಬ ರೈತ ಭೂಮಿಯನ್ನು ಪ್ರೀತಿಯಿಂದ ನೋಡಿದ್ರೆ ಅದು ಕೂಡ ಒಂದು ದೇಶ ಸೇವೆ. ಒಬ್ಬ ವ್ಯಾಪಾರಿ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡಿದ್ರೆ, ಒಬ್ಬ ನಾಗರಿಕ ರಸ್ತೆಯಲ್ಲಿದ್ದಂತ ಕಸವನ್ನ ಹಾಕದಿದ್ರೆ, ಕಸವನ್ನ ರಸ್ತೆಗೆ ಕಸ ಹಾಕದಿದ್ರೆ ಅದು ಕೂಡ ಒಂದು ದೇಶ ಸೇವೆ. ದೇಶ ನಿರ್ಮಾಣ ದೆಹಲಿಯಲ್ಲಿ ಮಾತ್ರ ಆಗಲ್ಲ, ದೇಶದ ನಿರ್ಮಾಣ ವಿಧಾನಸೌಧದಲ್ಲಿ ಮಾತ್ರ ನಡೆಯಲ್ಲ, ಅದು ದೇಶ ನಿರ್ಮಾಣ ನಮ್ಮ ಮನೆಯಲ್ಲಾಗಬೇಕು, ನಮ್ಮ ಶಾಲೆಯಲ್ಲಾಗಬೇಕು, ನಮ್ಮ ಕಚೇರಿಗಳಲ್ಲಾಗಬೇಕು, ನಮ್ಮ ಹೊಲದಲ್ಲಾಗಬೇಕು, ನಮ್ಮ ರಸ್ತೆಯಲ್ಲೂ ಆಗಬೇಕು. ಹಾಗಾಗಿ ಪ್ರತಿಯೊಬ್ಬ ನಾಗರಿಕನ ನಡವಳಿಕೆಯಲ್ಲಿ ದೇಶ ನಿರ್ಮಾಣ ಇರುತ್ತೆ ಅನ್ನೋದನ್ನ ನಾವೆಲ್ಲ ಮನಗಾಣೋಣ. ಇವತ್ತು ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಫೋಟೋಗೆ ಹೂವನ್ನ ಹಾಕ್ಬೇಕಾದ್ರೆ, ಸಮರ್ಪಣೆ ಮಾಡ್ಬೇಕಾದ್ರೆ, ನಮಸ್ಕಾರ ಮಾಡ್ಬೇಕಾದ್ರೆ, ಗಾಂಧೀಜಿಯವರ ಚಿತ್ರಕ್ಕೆ ಒಂದು ಹೂ ಹಾಕ್ಬೇಕಾದ್ರೆ ಒಂದು ಸುಳ್ಳನ್ನ ಬಿಡೋಣಂತೆ. ಶಾಸ್ತ್ರೀಜಿಯವರ ಸ್ಮರಿಸ್ಬೇಕಾದ್ರೆ ಆದ್ರೆ ಒಂದು ಜವಾಬ್ದಾರಿಯಿಂದ ಓಡೋಗ್ಬಾರ್ದು, ಅದನ್ನ ಜವಾಬ್ದಾರಿ ನಮ್ಮ ಮೇಲೆ ತಗೋಬೇಕು ಅನ್ನೋ ಒಂದು ಗುಣವನ್ನ ನಾವು ಬೆಳೆಸ್ಕೊಳ್ಳೋಣಂತೆ. ಸ್ವಚ್ಛತೆಯ ಭಾಷಣ ಮಾಡುವ ಮೊದಲು ಸುತ್ತಮುತ್ತಲು ಕಸವನ್ನ ಹಾಕೋದನ್ನ ಬಿಡೋಣಂತೆ. ದೇಶ ಪ್ರೇಮದ ಬಗ್ಗೆ ಮಾತನಾಡುವ ಬದಲು ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣಂತೆ. ಅದೇ ನಾವು ಇವರಿಗೆ ಸಲ್ಲಿಸಬೇಕಾದಂತ ನಿಜವಾದ ಗೌರವ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ.
0: ಧನಂಜಯ್ ಸರ್, ತುಂಬಾ ಚೆನ್ನಾಗಿ ಗಾಂಧೀಜಿಯ ಬಗ್ಗೆ ಹಾಗೆ ಶಾಸ್ತ್ರೀಜಿಯವರ ಬಗ್ಗೆ ತಿಳಿಸ್ಕೊಟ್ರಿ, ಜೊತೆಗೆ ಅವರಿಂದ ನಾವು ಕಲಿತುಕೊಳ್ಬೇಕಾದಂತಹ ಮೌಲ್ಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಾಂಧೀಜಿಯವರ ಬಗ್ಗೆ ಹಾಗೆ ಶಾಸ್ತ್ರೀಜಿಯವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಆತ್ಮೀಯವಾದ ಧನ್ಯವಾದಗಳು ಸರ್. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅರುಣ್ ಸರ್ ಹಾಗೂ ಧನಂಜಯ ಸರ್ಜಿ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಶಿವಮೊಗ್ಗದ ರಾಜಕಾರಣಿಗಳ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಎನ್ನುವಂತಹ ಈ ಕಾರ್ಯಕ್ರಮ ನಿಮಗೆ ಕೂಡ ಇಷ್ಟ ಆಗಿದೆ, ನಮ್ಮ ರಾಜಕಾರಣಿಗಳ ಮಾತು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686962799 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ, ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆಯೇ ಸ್ನೇಹಿತರೆ, ಇವತ್ತು ಸಂಜೆ 8 ಗಂಟೆ ತನಕ ಕೂಡ ಗಾಂಧೀಜಿಯವರು ಹಾಗೆ ಶಾಸ್ತ್ರೀಜಿಯವರ ಕುರಿತಾದ ವಿಶೇಷ ಕಾರ್ಯಕ್ರಮಗಳು ಪ್ರಸಾರವಾಗ್ತಾ ಇರುತ್ತೆ. ಕೇಳಿ ಆನಂದಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಕೇಳಿದ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೀವಿಷ್ಟೊತ್ತು ಕೇಳಿದ್ದು ಶಿವಮೊಗ್ಗದ ರಾಜಕಾರಣಿಗಳ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೆಂಗಮ್ಮ ಮಲ್ಗೆ ಮಾರು,
3: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತ ನಿಂತವ?
2: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
5: ಹ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಈ ಸವಿ ಸಂದರ್ಭಕ್ಕೆಂದು ನಾಮು ನಾಗಭೂಷಣ, ತಮಟಕಲ್ಲು, ಚಿತ್ರದುರ್ಗ ಇವರು ರಚಿಸಿರುವ ಅಕ್ಷರ ಮಾಲಿಕೆ ಹೀಗಿದೆ. ಗಾಂಧಿ ಜಯಂತಿ ಶುಭಾಶಯಗಳು. ಗಾಂಧೀಜಿಯವರು 2/10/1869 ಗುಜರಾತ್ನ ಪೋರಬಂದರ್ ನಗರದಲ್ಲಿ ಕರಮ್ಚಂದ್ ಉತ್ತಮಚಂದ್ ಅವರ ಮೂರನೇ ಪತ್ನಿ ಪುತ್ಲಿಬಾಯಿ ದಂಪತಿ ಅವರ ತೃತೀಯ ಪುತ್ರನಾಗಿ ಜನಿಸಿದರು. ಕರಮ್ಚಂದ್ ಅವರು ಪೋರಬಂದರ್ ನಗರದ ದಿವಾನರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಗಾಂಧೀಜಿಯವರ ಪೂರ್ಣ ನಾಮ ಮೋಹನದಾಸ್ ಕರಮ್ಚಂದ್ ಗಾಂಧಿ. ಇವರು ಬಾಲ್ಯಾವಸ್ಥೆಯಲ್ಲಿಯೇ ಪುರಾಣ ಪ್ರಸಿದ್ಧ ಗ್ರಂಥಗಳಾದ ಸತ್ಯ ಹರಿಶ್ಚಂದ್ರ, ಶ್ರವಣಕುಮಾರ, ಭಗವದ್ಗೀತೆಗಳ ಅಧ್ಯಯನ ಮಾಡಿದ ಪ್ರಯುಕ್ತ ದೈವಾಂಶ, ಸಂಸ್ಕೃತಿ, ಸಂಪ್ರದಾಯಗಳು ಮನದಾಳದಲ್ಲಿ ಅಳವಡಿಸಿಕೊಂಡರು. ಪ್ರಾಥಮಿಕ ಮಾಧ್ಯಮಿಕ ವ್ಯಾಸಂಗದ ನಂತರ 1890 ಬ್ಯಾರಿಸ್ಟರ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಪ್ರಸಿದ್ಧ ನ್ಯಾಯವಾದಿಗಳಾಗಿ ಭಾರತೀಯ ವರ್ತಕರೊಬ್ಬರ ಪರ ವಕಾಲತ್ತು ವಹಿಸಲು ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು 24 ಸೇವೆ ಸಲ್ಲಿಸಿದ್ದು, ಆ ದೇಶದಲ್ಲಿ ಭಾರತೀಯರಿಗೆ ನೀಡುತ್ತಿದ್ದ ಅಸಹನೀಯ ಕಾರ್ಯಗಳಿಗೆ ಮನನೊಂದ ಗಾಂಧೀಜಿಯವರು ಸತ್ಯಾಗ್ರಹ ಪಥದಿಂದ ಶಾಂತಿಯಿಂದ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿ ಜನಪ್ರಿಯರಾಗಿದ್ದರು. 1915 ಭಾರತಕ್ಕೆ ಬಂದ ಮೇಲೆ ಸ್ವದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣವನ್ನೇ ಮುಡಿಪಾಗಿಟ್ಟಿರುವುದು ಐತಿಹಾಸಿಕ ದಾಖಲೆಯಾಗಿದೆ. ಧೀಮಂತ ನಾಯಕನಾಗಿ ಗಾಂಡೀವ, ಬಂದೂಕ, ಯಾವ ಶಸ್ತ್ರಾಸ್ತ್ರಗಳನ್ನು ಬಳಸದೆ ಸನ್ಮಾರ್ಗದಲ್ಲಿ ಸತ್ಯಾಗ್ರಹ ಚಳುವಳಿಗಳ ಮುಖಾಂತರ ಮಾತಿನ ಪ್ರಹಾರ ಪಸರಿಸಿ ಆಂಗ್ಲರನ್ನು ಮಣಿಸಿ ಸ್ವಾತಂತ್ರ್ಯ ಪಡೆದು ಭಾರತಾಂಬೆಗೆ ಹಾಕಿದ್ದ ಸಂಕೋಲೆಗಳನ್ನು ಅವರಿಂದಲೇ ಬಿಡಿಸಿ ಮುಕ್ತಿ ಕೊಡಿಸಿರುವ ಗಾಂಧೀಜಿಯವರೊಂದಿಗೆ ಸತತವಾಗಿ ಶ್ರಮಿಸಿರುವ ಅಗ್ರಗಣ್ಯರ ಸಹಕಾರ ಅಜರಾಮರವಾಗಿದೆ. ಪ್ರತಿ ವರ್ಷ ಆಗಸ್ಟ್ 15 ದೇಶದಾದ್ಯಂತ ನಿರ್ಮಲ ಮನದಿಂದ ಸರ್ವಭಾರತೀಯರು ವಿಜೃಂಭಣೆಯಿಂದ ಆಚರಿಸುತ್ತಿರುವ ಸುದಿನವು ರಾಷ್ಟ್ರಗೀತೆ ಹಾಡುತ್ತಾ ಧ್ವಜಾರೋಹಣ ಮಾಡುತ್ತಿರುವುದು ಐತಿಹಾಸಿಕ ದಾಖಲೆಯಾಗುವಂತೆ ಪ್ರೇರೇಪಿಸಿರುವ ರಾಷ್ಟ್ರಪಿತ, ಅಮೂಲ್ಯ ಬಿರುದು ಪಡೆದುಕೊಂಡಿರುವ ಹಾಗೂ ಬಾಪೂಜಿ ನಾಮಾಂಕಿತದಿಂದ ದೇಶದೆಲ್ಲೆಡೆ ಪಸರಿಸಿಕೊಂಡಿರುವುದು ಅಜರಾಮರವಾಗಿದೆ. ಜೌವನದಲ್ಲಿ ಅಂದರೆ ಚಿಕ್ಕ ಪ್ರಾಯದಲ್ಲಿಯೇ 1883 ಕಸ್ತೂರಬಾರವರನ್ನು ವಿವಾಹವಾಗಿದ್ದು ಅವರಿಗೆ ಹರಿಲಾಲ್, ಮಣಿಲಾಲ್, ರಾಮದಾಸ್, ದೇವದಾಸ್ ಎಂಬ 4 ಜನ ಪುತ್ರರಿದ್ದರು. 1920-1934 ಇಂಡಿಯನ್ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿ 1924-1925 ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಗಾಂಧಿಯವರಿಗೆ ಕಸ್ತೂರಬಾರವರು ಬೆಂಗಾವಲಾಗಿ ಸಮಾಜ ಸುಧಾರಕರಾಗಿ ಸೇವೆ ಸಲ್ಲಿಸಿ ಹತ್ತಿ ಚರಕದಿಂದ ನೂಲು ತೆಗೆದು ಖಾದಿ ವಸ್ತ್ರವನ್ನು ತಯಾರಿಸಿ ವಿಶ್ವಕ್ಕೆ ನಾಂದಿ ಹಾಡಿದ ಗಾಂಧೀಜಿಯವರದು ಸುವರ್ಣ ದಾಖಲೆಯಾಗಿದೆ. ಗಾಂಧಿ ನೇತೃತ್ವದಲ್ಲಿ ನಡೆದ ದಂಡಿ ಉಪ್ಪಿನ ಸತ್ಯಾಗ್ರಹ, ದುಂಡು ಮೇಜಿನ ಪರಿಷತ್, ಕ್ವಿಟ್ ಇಂಡಿಯಾ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿಗಳು ಸ್ವಾತಂತ್ರ್ಯೋತ್ಸವಕ್ಕೆ ಮೂಲಾಧಾರವಾಗಿರುವುದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಯಂತ್ರ ಕುತಂತ್ರಗಳಿಗೆ ಅವಕಾಶ ನೀಡದೆ ಸತ್ಯಪಥದಲ್ಲಿ ನಿಷ್ಕಲ್ಮಷ ಮನಗಳಿಂದ ಮೋಹನದಾಸ ಕರಮ್ಚಂದ್ ಗಾಂಧಿ ಅವರಿಗೆ ಸಮಕಾಲೀನ ಆತ್ಮಸಾಕ್ಷಿಯಿಂದ ದೇಶಪ್ರೇಮ ಭಕ್ತಿಗೆ ಮಾನ್ಯತೆ ಮಾಡಿ ಅಂತರಾಳದಿಂದ ಸಹಕಾರ ನೀಡುತ್ತಾ ಆಪ್ತರಾಗಿ ಅಗ್ರಗಣ್ಯ ಸ್ಥಾನದಲ್ಲಿ ಅಲಂಕರಿಸಿ ಅಮರತ್ವ ಪಡೆದಿರುವ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಲಾಲಾ ಲಜಪತ್ ರಾಯ್, ಉಕ್ಕಿನ ಮನುಷ್ಯ ಸರ್ದಾರ ವಲ್ಲಭಭಾಯ್ ಪಟೇಲ್, ಮೊರಾರ್ಜಿ ದೇಸಾಯ್, ಲಾಲ ಬಹದ್ದೂರ್ ಶಾಸ್ತ್ರಿ, ಗೋಪಾಲಕೃಷ್ಣ ಗೋಖಲೆ, ಕಾಮರಾಜ್, ಆಚಾರ್ಯ ವಿನೋಬಾ ಭಾವೆ, ಪಂಡಿತ್ ಜವಾಹರ್ಲಾಲ್ ನೆಹರು, ರಾಜಾಜಿ, ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್, ಜಗಜೀವನ್ ರಾಮ್, ಬಿಸಿ ರಾಯ್, ಆನಿ ಬೆಸೆಂಟ್, ಇನ್ನೂ ಹಲವು ದಿಗ್ಗಜರುಗಳ ಉತ್ತೇಜನ ಬೆಂಬಲವನ್ನು ಪಡೆದು 15/8/1947 ಭಾರತ ಮಾತೆಗೆ ಸ್ವಾತಂತ್ರ್ಯ ದೊರಕಿಸಿದ ನಿರಂತರ ಶ್ರಮಜೀವಿ, ನಿರಾಡಂಬರ, ಅಸಾಮಾನ್ಯ ಮಹಾನ್ ಪುರುಷರಾದ ಮಹಾತ್ಮ ಎಂಬ ಸುವರ್ಣ ಅತ್ಯುತ್ತಮ ಬಿರುದನ್ನು ಪಡೆದ ಮಹಾತ್ಮ ಗಾಂಧೀಜಿಯವರಿಗೆ ಪ್ರಜಾಪ್ರಭುತ್ವ ರಾಷ್ಟ್ರದ ಭಾರತ ದೇಶದ ನಾಗರಿಕರೆಲ್ಲರ ಸಹೃದಯದ ನಮನಗಳು. ತಿಕ್ಕಲು ಮನಸ್ಸಿನ ಅಂದರೆ ವಿಚಾರಗಳ ತೊಡಕು ಬಗೆಹರಿಯದ ಮನ, ನಾಥೂರಾಮ್ ಗೋಡ್ಸೆ ಎಂಬ ಮೂರ್ಖ ಹೇಡಿತನದಿಂದ ಸರಳ ಸಜ್ಜನ ಅಹಿಂಸಾ ಮೂರ್ತಿ ಸ್ವಾತಂತ್ರ್ಯಕ್ಕಾಗಿ ದೇಶದಾದ್ಯಂತ ಪಾದಯಾತ್ರೆಯೊಂದಿಗೆ ಸಹಕಾರ ಶಾಂತಿ ಪ್ರತಿಭಟನೆಗಳನ್ನು ನಡೆಸಿ ಯಶಸ್ವಿಯಾಗಿ ಜಯಭೇರಿ ಬಾರಿಸಿ ಆಪ್ತ ಅನುಯಾಯಿಗಳೊಡನೆ ಒಮ್ಮತದಿಂದ ಕೆಂಪುಕೋಟೆಯ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ ಪುಣ್ಯಕೋಟಿ ಮಹಾತ್ಮ ಗಾಂಧೀಜಿಯವರ ಸಮೀಪಕ್ಕೆ ಧಾವಿಸಿ ಕ್ರೂರಿ ಗುಂಡಿಕ್ಕಿ ಹತ್ಯೆಗೈದಾಗ ಹೇ ರಾಮ್ ರಾಮ್ ಎಂದು ಶ್ರೀರಾಮನನ್ನು ಸ್ಮರಿಸಿ ಪ್ರಾಣ ತ್ಯಜಿಸಿದ ಮಹಾನ್ ಮುತ್ಸದಿ ಕಾರಣಿ ಪುರುಷ ರಾಷ್ಟ್ರಪಿತರವರ ವೇದವಾಕ್ಯವಾದ ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಎಂಬ ಸುವರ್ಣ ನುಡಿ ಕಲಿಯುಗದಲ್ಲಿ ವಿಶ್ವಕ್ಕೆ ಮಾದರಿ ಮಾಡಿದ ಬಾಪೂಜಿಯವರ ಜನ್ಮದಿನದ ಇಂದು ಸರ್ವರು ಅರ್ಪಿಸುವ ಮನಃಪೂರ್ವಕ ನಮನಗಳು. ರಚನೆ ನ ಮು ನಾಗಭೂಷಣ, ಕಿರಣ ಜಿ ಕೆ ಗಾರ್ಡನ್, ತಮಟಗಲ್ಲು, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 7022844669. ವಾಚನ ಅಜಯ ಸಿಂಹ, ಶಿವಮೊಗ್ಗ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಭಾರತರತ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು. ಈ ಅಕ್ಷರ ಮಾಲಿಕೆ ಹೀಗಿದೆ. ಲಾಕ್ಷಣಿಕವಂತ ಅಂದರೆ ಶಾಸ್ತ್ರಬದ್ಧ, ಸರಳ, ಸಂಪನ್ನ, ಸದ್ಗುಣಗಳ ಖಜಾನೆಯಾಗಿ, ಅತ್ಯುತ್ತಮ ದೇಶಪ್ರೇಮಿ ರಾಜಕಾರಣಿಯಾಗಿ, ದಕ್ಷತೆಯಿಂದ ರಾಷ್ಟ್ರವನ್ನಾಳಿ ಪ್ರಮುಖ ಸ್ಥಾನದಲ್ಲಿ ಆಸೀನರಾಗಿ ಭಾರತಾಂಬೆಯ ಕೀರ್ತಿಯನ್ನು ಗೌರಿಶಂಕರ ಶಿಖರಕ್ಕೇರಿಸಿ ಅಮರ ಮಾಡಿದ, ಸಾಧ್ಯವಾಗದ ಕಾರ್ಯವನ್ನು ಸಾಧಿಸಿ ವಿಶ್ವಕ್ಕೆ ಸಾಕ್ಷಿಯಾದ, ಐತಿಹಾಸಿಕ ದಾಖಲೆ ನಿರ್ಮಿಸಿರುವ, ಭಾರತ ದೇಶದ ಎರಡನೆಯ ಪ್ರಧಾನಮಂತ್ರಿಯಾಗಿ ಸ್ವಚ್ಛ ದಕ್ಷ ಆಡಳಿತ ನಿರ್ವಹಿಸುತ್ತಿರುವ ದಿವಂಗತ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ 1966 ಭಾರತದ ಅತ್ಯುನ್ನತ ಪ್ರಶಸ್ತಿ ಭಾರತರತ್ನವನ್ನು ಮರಣೋತ್ತರ ಪ್ರಶಸ್ತಿಯಾಗಿ ನೀಡಿ ಗೌರವಿಸಿರುವುದಲ್ಲದೆ, ದೆಹಲಿಯಲ್ಲಿ ವಿಜಯಘಾಟ್ನಲ್ಲಿ ಶಾಶ್ವತ ಸ್ಮಾರಕ ನಿರ್ಮಿಸಿರುವುದು ಅಜರಾಮರವಾಗಿದೆ. ಸೊಲ್ಲಯ್ಯ ಸೊಲ್ಲು ಎಂಬ ಸುವರ್ಣ ನುಡಿ ಎಂದರ್ಥ. ಜೈ ಜವಾನ್ ಜೈ ಕಿಸಾನ್ ಎಂಬ ಸೊಲ್ಲನ್ನು ಸಮಯಕ್ಕೆ ಅನುಗುಣವಾಗಿ ಘಂಟಾ ಘೋಷಣೆ ಮಾಡಿ ಅಮರತ್ವ ನೀಡಿರುವ ಶಾಸ್ತ್ರಿಗಳು ಉತ್ತರ ಪ್ರದೇಶದ ಮೊಘಲ್ಸರಾಯ್ ಎಂಬ ಚಿಕ್ಕ ನಗರದಲ್ಲಿ ಶಾರದಾ ಪ್ರಸಾದ್, ರಾಮ್ ದುಲಾರಿ ದೇವಿ ದಂಪತಿಗಳಿಗೆ 2/10/1904 ಪುತ್ರರಾಗಿ ಜನಿಸಿದರು. ಶ್ರೀವತ್ಸವ ಜಾತಿಗೆ ಸೇರಿದರೂ ಜಾತಿ ಸೂಚಕವನ್ನು ತ್ಯಜಿಸಿ ಸರಳ ವ್ಯಕ್ತಿಯಾದರು. ಶಾಸ್ತ್ರಿ 1.5 ವಯಸ್ಸಿನಲ್ಲಿದ್ದಾಗಲೇ ಶಾಲೆಯ ಶಿಕ್ಷಕರಾಗಿದ್ದ ತಂದೆ ಶಾರದಾ ಪ್ರಸಾದ್ ಸ್ವರ್ಗಸ್ಥರಾದ ಮೇಲೆ ಅನಾಥರಾದರು. ಆದರೆ ತಾಯಿ ತಮ್ಮ ತಂದೆಯವರ ಸಹಾಯದಿಂದ, ಅಂದರೆ ತವರು ಮನೆಯವರ ಮನೆತನದಿಂದ ಪೋಷಣೆ ನಡೆಸಿದರು. ಶಾಸ್ತ್ರಿಯವರು ವಾರಣಾಸಿಯಲ್ಲಿ ಮೆಟ್ರಿಕ್ ವ್ಯಾಸಂಗ ಮಾಡಿದ್ದು ಮಿಶ್ರಾಜಿ ಎಂಬ ಶಿಕ್ಷಕರ ಜೊತೆಯಲ್ಲಿ ವಾಸ ಮಾಡುತ್ತಾ ಇರುವಾಗ ಶಿಕ್ಷಕರು ಶಾಸ್ತ್ರಿಯವರಿಗೆ ಭಾರತ ಸ್ವಾತಂತ್ರ್ಯದ ಬಗ್ಗೆ ಮನಮುಟ್ಟುವಂತೆ ವಿವರಿಸುತ್ತಿದ್ದರು. ದೇಶಭಕ್ತರ ಕಥೆಗಳನ್ನು, ಬ್ರಿಟಿಷರ ಕುಯುಕ್ತಿಗಳನ್ನು ಸಂಪೂರ್ಣವಾಗಿ ಆಲಿಸಿದ ಶಾಸ್ತ್ರಿಗಳು ಸ್ವಾತಂತ್ರ್ಯ ಸಮರಕ್ಕೆ ಧುಮುಕಲು ಸಿದ್ಧರಾದರು. ಗಾಂಧೀಜಿ ಬ್ರಿಟಿಷರ ಶಿಕ್ಷಣ ಕ್ರಮ ವಿರೋಧಿಸುತ್ತಾ ಬೋಧಿಸುವ ಶಾಲೆಗಳನ್ನು ಬಹಿಷ್ಕರಿಸುವಂತೆ ಕರೆಕೊಟ್ಟಾಗ ಶಾಸ್ತ್ರಿಯವರು ಪರೀಕ್ಷೆಗಳಿಗೆ ಹಾಜರಾಗದೆ ನಾಯಕರ ಧ್ಯೇಯಕ್ಕೆ ಮನಸೋತು ವ್ಯಾಸಂಗವನ್ನೇ ಮುಂದೂಡಿದ, ದೃಢ ಸಂಕಲ್ಪಕ್ಕೆ ಅಗ್ರಗಣ್ಯ ವ್ಯಕ್ತಿಗಳ ಪ್ರೀತಿಗೆ ಪಾತ್ರರಾಗಿದ್ದರು. 1921-1925 ಬಹಿಷ್ಕೃತ ಮೆರವಣಿಗೆಗಳಲ್ಲಿ ಭಾಗವಹಿಸಿ ಸೆರೆಮನೆ ಸೇರಿದರೂ ಎದೆಗುಂದದೆ ಗುರಿ ಸಾಧಿಸಿದರು. ಬಲ್ಲತನದಿಂದ, ಅಂದರೆ ಜಾಣ್ಮೆ ಅಥವಾ ಕೌಶಲ್ಯ, ಯುಕ್ತಿ, ಇದರಿಂದ ಭಾರತ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸತತವಾಗಿ ಶ್ರಮಿಸಿದ ಶಾಸ್ತ್ರಿಯವರು 1926 ಕಾಶಿ ವಿದ್ಯಾಪೀಠದಿಂದ ಶಾಸ್ತ್ರಿ ಪದವಿ ಪಡೆದರು. 4 ಕಾಶಿಯಲ್ಲಿ ತಂಗಿದ್ದು ತತ್ವಶಾಸ್ತ್ರದಲ್ಲಿ ಪದವಿ ಪಡೆಯಲು ಮಾರ್ಗದರ್ಶಕ ಹಾಗೂ ಗುರುಗಳಾಗಿದ್ದ ಡಾಕ್ಟರ್ ಭಗವಾನ್ ದಾಸ್ ತತ್ವಶಾಸ್ತ್ರಜ್ಞರೇ ಕಾರಣೀಕರ್ತರಾಗಿದ್ದಾರೆ. ತಾಯಿಯ ಬೆಂಬಲದಿಂದ ಮುನ್ನಡೆದ ಶಾಸ್ತ್ರಿಗಳು ತಾಯಿ ನಂಬಿಕೆಗೆ ನಿರಾಸೆ ಪಡಿಸದೆ ಎಂತಹ ವಿಷಮ ಪರಿಸ್ಥಿತಿ ಎದುರಾದರೂ ಧೈರ್ಯದಿಂದ ಮುನ್ನುಗ್ಗಿ ಸಾಧನೆ ಮಾಡಿದ ಶ್ರಮಜೀವಿಯಾದರು. ಸಂಧ್ಯಾಕಾಲದಲ್ಲಿ ಖಾದಿ ಮಂದಿರದಲ್ಲಿ ದುಡಿದು ವ್ಯಾಸಂಗಕ್ಕೆ ಹಣವನ್ನು ಮುಡುಪಾಗಿಟ್ಟಿದ್ದರು. ಕಾಶಿ ವಿದ್ಯಾಪೀಠದಿಂದ ಹೊರಬಂದ ನಂತರ ದೇಶಭಕ್ತರಾಗಿದ್ದ ಲಾಲಾ ಲಜಪತ್ ರಾಯ್ ಸ್ಥಾಪಿಸಿದ ಸರ್ವೆಂಟ್ಸ್ ಆಫ್ ದಿ ಪೀಪಲ್ ಸೊಸೈಟಿಯ ಆಜೀವ ಸದಸ್ಯರಾಗಿದ್ದರು. ದೇಶ ಸೇವೆಗೆ ತಮ್ಮ ಬದುಕಿನ ಜೊತೆಗೆ ನವ ಯುವಕರಿಗೆ ಆಕರ್ಷಣೆ ಮಾಡಿ ನಿಷ್ಠೆ ನಿರ್ಭಯ ತುಂಬಿ ಸೆಳೆದು ಲಾಲಾ ಲಜಪತ ರಾಯರ ಪ್ರೀತಿ ವಿಶ್ವಾಸಕ್ಕೆ ಒಳಗಾಗಿ ಆ ಸೊಸೈಟಿಯ ಅಧ್ಯಕ್ಷರಾದರು. 1927 ಮಿರ್ಜಾಪುರದ ಲಲಿತಾದೇವಿಯವರನ್ನು ವಿವಾಹವಾಗಿ ಗೃಹಸ್ಥಾಶ್ರಮ ಆರಂಭಿಸಿದರು. ಕಾಶಿಯಿಂದ ದಂಪತಿಗಳು ಅಲಹಾಬಾದ್ಗೆ ಪ್ರಯಾಣಿಸಿ ವಾಸ್ತವ್ಯ ಹೂಡಿದರು. ಅಲಹಾಬಾದ್ ಜಿಲ್ಲಾ ಕಾಂಗ್ರೆಸ್ ಅವರನ್ನು ಕಾರ್ಯದರ್ಶಿಯಾಗಿ ನೇಮಿಸಿತು. 1929 ಲಾಹೋರಿನಲ್ಲಿ ನಡೆದ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ಭಾಗವಹಿಸಿದ್ದರು. ಇವರ ಕಾರ್ಯವೈಖರಿಗಳು ಜನಮನ್ನಣೆಗೆ ಪಾತ್ರವಾಗಿರುವುದು ಸಾಕ್ಷಿ ಸಮೇತ ದೃಢೀಕರಿಸಲಾಗಿದೆ. ಹದಗಾರನಾಗಿ, ಅಂದರೆ ಅನುಭವದಿಂದ ಅಥವಾ ಚತುರತೆಯಿಂದ ಅಥವಾ ಸ್ವಯಂ ನಿರ್ಧಾರ ಹದಗಾಲದಲ್ಲಿ, ಅಂದರೆ ಪ್ರಯತ್ನ ಫಲಕ್ಕೆ ಬರುವ ಸುಸಮಯದಲ್ಲಿ 27/5/1966 ಭಾರತ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಇವೆಲ್ಲವಕ್ಕೆ ಚಿತ್ತಿಸಿದಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಕಾಮರಾಜರವರು ನೆಹರು ಸ್ಥಾನ ತುಂಬಲು ಲಾಲ್ ಬಹದ್ದೂರ್ ಶಾಸ್ತ್ರಿಯವರೇ ಯೋಗ್ಯರೆಂದು ಭಾವಿಸಿ ಅವರನ್ನು ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿರುವುದು ಪ್ರಶಂಸನೀಯವಾಗಿದೆ. ಶಾಸ್ತ್ರಿಯವರು ದೇಶದಲ್ಲಿ ಸಮಾಜವಾದದ ರೂವಾರಿಯಾಗಿದ್ದ ಆಚಾರ್ಯ ನರೇಂದ್ರರಾವ್ ಅವರ ಒಡನಾಡಿಯಾಗಿ ಪ್ರಭಾವಿತರಾಗಿ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕರಾಗಿದ್ದರು. ಶಾಸ್ತ್ರಿಜಿಯವರು ಪ್ರಧಾನಿಯಾದ ನಂತರ ಪ್ರಪ್ರಥಮ ಬಾರಿ ಪ್ರಧಾನಮಂತ್ರಿ ಕಾರ್ಯಾಲಯ ಕಚೇರಿ ಅಂದರೆ ಪಿಎಂಒ ಎಂಬ ವಿಶೇಷ ಅಂಕಣದಿಂದ ಪ್ರತ್ಯೇಕ ಮುಖ್ಯ ಕಚೇರಿಯನ್ನು ಸ್ಥಾಪಿಸಿ ದಾಖಲೆ ನಿರ್ಮಿಸಿದ್ದಾರೆ. ದೇಶ ಸೇವೆಗೆ ನಿರಂತರ ಶ್ರಮ ವಹಿಸಿರುವ ಮುತ್ಸದ್ದಿಯಾಗಿದ್ದರು. ಬದ್ದು ಅಂದರೆ ನಿಪುಣತೆಯಿಂದ ದೇಶ ಸೇವೆಗೆ ಎಂದಿಗೂ ಹಿಂಜರಿಯದೆ ಸರಳ ಸದ್ಗುಣ ಸಂಪನ್ನರಾಗಿ ಜೀವವನ್ನೇ ಮೀಸಲಾಗಿಟ್ಟು ನಿರ್ಭಯದಿಂದ ಆಡಳಿತ ನಡೆಸುತ್ತಿರುವಾಗ 1965 ಪಾಕಿಸ್ತಾನವು ನಿಯಮ ಉಲ್ಲಂಘನೆ ಮಾಡಿ ಕಾಶ್ಮೀರ ರಾಜ್ಯಕ್ಕೆ ಛದ್ಮವೇಷ ಧರಿಸಿ ಒಳಹೊಕ್ಕಿರುವುದನ್ನು ಕಂಡು ಭಾರತ ಸಮರ ಸಾರಿದ್ದು, ಈ ಸಮಯದಲ್ಲಿಯೇ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂದು ಘಂಟಾ ಘೋಷಣೆ ಮಾಡಿರುವುದು ಐತಿಹಾಸಿಕ ದಾಖಲೆ ನಿರ್ಮಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಸಮಿತಿಯು ಭಾರತದ ಕೈ ಮೇಲಾಗುವುದನ್ನು ಕಂಡು ಎರಡೂ ದೇಶಗಳಿಗೆ ಯುದ್ಧ ನಿಲ್ಲಿಸುವಂತೆ ಕರೆ ಕೊಟ್ಟು ಯುದ್ಧ ನಿಲ್ಲಿಸಿದ್ದು ಸಾಕ್ಷಿ ಸಮೇತ ದೃಢವಾಗಿದೆ. ಇದು ಶಾಸ್ತ್ರಿಯವರ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಅರರ್ ಅಂದರೆ ಹೂವಿನ ಹಂದರದಂತೆ ಮೃದುತ್ವದ ಹೃದಯದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1930 ದೇಶದಲ್ಲಿ ಉಪ್ಪಿನ ಸತ್ಯಾಗ್ರಹ ಬಿಸಿ ಇದ್ದಾಗ ಶಾಸ್ತ್ರಿಯವರ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿಸಬೇಕಾಗಿದ್ದ ಭೂಕಂದಾಯ ಹಾಗೂ ತೆರಿಗೆ ಪಾವತಿಸಬೇಡಿ ಎಂದು ರೈತರಿಗೆ ಕರೆ ನೀಡಿ ನಿಲ್ಲಿಸಿದ್ದಕ್ಕೆ ಕೆರಳಿದ ಆಂಗ್ಲರು 2 ವರ್ಷ 6 ತಿಂಗಳು ಕಾಲ ಕಾರಾಗೃಹದಲ್ಲಿ ಇರಿಸಿದ್ದರು. ಸೆರೆಮನೆಯಲ್ಲಿದ್ದಾಗ ಕಾಲವನ್ನು ವೃಥಾ ವ್ಯರ್ಥ ಮಾಡದೆ ಅಮೂಲ್ಯ ಗ್ರಂಥಗಳನ್ನು ಓದುತ್ತಾ ಅಲ್ಲದೆ ಪಾಶ್ಚಿಮಾತ್ಯ ತತ್ವಜ್ಞಾನಿಗಳ, ಕ್ರಾಂತಿಕಾರರ, ಸಮಾಜ ಸುಧಾರಕರ ಆಚಾರ ವಿಚಾರಗಳ ಅಧ್ಯಯನ ಮಾಡಿ ಸಾರಾಂಶಗಳನ್ನು ಅಂತರಾಳದಲ್ಲಿ ಅಡಗಿಸಿಕೊಂಡರು. ರೇಡಿಯಂ ಅನ್ವೇಷಣೆ ಮಾಡಿ ವೈಜ್ಞಾನಿಕ ಜಗತ್ತಿನಲ್ಲಿ ಮಾನ್ಯತೆ ಪಡೆದುಕೊಂಡಿದ್ದ ಫ್ರೆಂಚ್ ವಿಜ್ಞಾನಿ ಮೇಡಮ್ ಕ್ಯೂರಿ ಅವರ ಆತ್ಮಕಥೆಯನ್ನು ಹಿಂದಿಯರಿಗೆ ಅನುವಾದಿಸಿದರು. ಸ್ವಾಭಿಮಾನಕ್ಕೆ ಕಳಂಕ ಬಾರದಂತೆ ಸೆರೆಮನೆಯಲ್ಲಿ ಆದರ್ಶ ಖೈದಿಯಾಗಿ ಇತರರಿಗೆ ಮಾದರಿಯಾಗಿದ್ದರು. ಶಾಸನಬದ್ಧ ಶಾಸಕಾಂಗ, ಕಾರ್ಯಾಂಗ, ರಾಜ್ಯಾಂಗ ಹಾಗೂ ನ್ಯಾಯಾಂಗಗಳಲ್ಲಿ ಯಾವ ಲೋಪದೋಷಗಳು ಬರದಂತೆ ರಕ್ಷಣಾತ್ಮಕವಾಗಿ ವ್ಯವಸ್ಥಿತ ಕಾರ್ಯಭಾರ ನಿರ್ವಹಿಸಿದ್ದು 1937 ಸಂಯುಕ್ತ ಪ್ರಾಂತದ ಶಾಸನ ಸಭೆಗೆ ಚುನಾಯಿತರಾಗಿದ್ದರು. ಭಾರತ ಸ್ವತಂತ್ರ ಪಡೆದಾಗ ಉತ್ತರ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಪಂತ್ ಅವರ ಮಂತ್ರಿಮಂಡಲದಲ್ಲಿ ರಕ್ಷಣಾ ಇಲಾಖೆ ಅಂದರೆ ಪೊಲೀಸ್ ಇಲಾಖೆಯ ಸಚಿವರಾಗಿದ್ದರು. 1951 ಮಹಾಚುನಾವಣೆ ನಡೆದು ನೆಹರೂರವರು ಪ್ರಧಾನಿಯಾದಾಗ ಶಾಸ್ತ್ರಿಯವರು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದರು. ಆನಂತರ ಮಂತ್ರಿಮಂಡಲದಲ್ಲಿ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಆಕಸ್ಮಿಕವಾಗಿ ಆಂಧ್ರಪ್ರದೇಶದಲ್ಲಿ ರೈಲ್ವೆ ಅಪಘಾತವಾದಾಗ ಮನನೊಂದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ ಮಹಾನ್ ವ್ಯಕ್ತಿಯಾದರು. 1956 ಚುನಾವಣೆಯ ನಂತರ ನೆಹರು ಮಂತ್ರಿಮಂಡಲದಲ್ಲಿ ಸಾರಿಗೆ ಸಚಿವರಾಗಿ, 1961 ಗೃಹ ಸಚಿವರಾಗಿ ನೆಹರೂರವರ ಬಲ ತುಂಬಿದ ಚತುರರಾಗಿದ್ದರು. 1963 ಕಾಮರಾಜ್ ಸೂತ್ರದ ಪ್ರಕಾರ ಅಧಿಕಾರ ತ್ಯಜಿಸಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದ ಕಾರಣಿ ಪುರುಷರಾಗಿದ್ದರು. ಸ್ತ್ರೀ ಶಾಸ್ತ್ರಿ ಎಂಬ ಪದವು ಸರ್ವಜ್ಞ, ಎಲ್ಲವನ್ನೂ ತಿಳಿದವನು ಎಂಬರ್ಥವಿದ್ದು ಗೌರವ ಸುಶಬ್ದವಾಗಿದ್ದು ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ನಾಮಾಂಕಿತಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಿದ್ದು ಸಾಕ್ಷಿ ಸಮೇತ ಸಾಬೀತಾಗಿದೆ. ಜವಾಹರ್ಲಾಲ್ ನೆಹರೂರವರು 27/5/1964 ಪ್ರಾಣ ತ್ಯಜಿಸಿದ್ದು ಅವರ ಸ್ಥಾನಕ್ಕೆ ಮಂತ್ರಿಮಂಡಲದಲ್ಲಿ ಸಚಿವರಲ್ಲಿ ಕಾಮರಾಜ್, ಅರ್ಥ ಸಚಿವ ಮೊರಾರ್ಜಿ ದೇಸಾಯಿ, ಜಗಜೀವನ್ ರಾಮ್ ಮುಂತಾದ ಗಣ್ಯ ವ್ಯಕ್ತಿಗಳು ಸ್ಪರ್ಧೆಯಲ್ಲಿದ್ದರೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ವಿಜಯಮಾಲೆ ಲಭ್ಯವಾಗಿ ಸರ್ವಸಮ್ಮತದೊಂದಿಗೆ 2ನೆಯ ಪ್ರಧಾನಿಯಾಗಿ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಹೊಂಬೆಳಕಾದರು. 1965 ಉಂಟಾದ ಪಾಕ್ ಮತ್ತು ಭಾರತದ ಸಮರದ ಪ್ರಯುಕ್ತ ಶಾಂತಿಗಾಗಿ ರಷ್ಯಾದ ಪ್ರಧಾನಿ ಕೊಸಗಿನ್ರವರು ಭಾರತದ ಪ್ರಧಾನಿ ಶಾಸ್ತ್ರಿಯವರನ್ನು ಪಾಕ್ ಪ್ರಧಾನಿ ಅಯ್ಯೂಬ್ ಖಾನ್ರವರಿಗೂ 1966 January 4 ರಷ್ಯಾದ ಉಜ್ಬೆಕಿಸ್ತಾನ್ ರಾಜಧಾನಿಯಾದ ತಾಷ್ಕೆಂಟ್ನಲ್ಲಿ ಏರ್ಪಡಿಸಿರುವ ಶಾಂತಿ ಸಭೆಗೆ ಆಹ್ವಾನಿಸಿದ ರೀತಿ ಶಾಸ್ತ್ರಿಯವರು ಭೇಟಿಯಾಗಿ ಉಭಯ ನಾಯಕರು ಶಾಂತಿ ಹಾಗೂ ಸ್ನೇಹದಿಂದ ಮುಂದುವರಿಯಲು ಒಪ್ಪಿ January 10 ಉಭಯ ನಾಯಕರು ಕರಾರು ಪತ್ರಕ್ಕೆ ಸಹಿ ಹಾಕಿರುವುದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಕ್ಷೇತ್ರದಲ್ಲಿ ಈ ಒಪ್ಪಂದ ಅಮರವಾದ ಸಾಧನೆ ಎಂದು ಬಣ್ಣಿಸಲಾಗಿದೆ. ಆದರೆ ದುರ್ವಿಧಿಯಿಂದ ಕರಾರಿಗೆ ಸಹಿ ಹಾಕಿದ ಕೆಲವೇ ಗಂಟೆಗಳಲ್ಲಿ ಆಕಸ್ಮಿಕ ಅನಿರೀಕ್ಷಿತ ಮರಣ ಸಂಭವಿಸಿರುವುದು ವಿಶ್ವಕ್ಕೆ ಹಾಗೂ ಅಖಂಡ ಭಾರತ ದೇಶವು ಶಾಂತಿದೂತನನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಭಾವುಕರಾಗಿರುವುದು ಎಂದೂ ಮರೆಯದ ಕ್ಷಣಗಳಾಗಿವೆ. ಶಾಸ್ತ್ರಿಯವರು ಕಣ್ಮರೆಯಾದರೂ ಅವರ ಅಮರ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಅಖಂಡ ಭಾರತದಲ್ಲಿ ಅಜರಾಮರವಾಗಿದೆ. ರಚನೆ ನ ಮು ನಾಗಭೂಷಣ, ಕಲಾಪದವಿಧರ ಕಿರಣ, ಜಿಕೆ ಗಾರ್ಡನ್ ತಮಟಕಲ್ಲು, ಚಿತ್ರದುರ್ಗ. ಮೊಬೈಲ್ ಸಂಖ್ಯೆ 7022284699. ವಾಚನ ಅಜಯ ಸಿಂಹ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಹಿರಿಯರು ನಮ್ಮ ಬದುಕಿನ ಮಾರ್ಗದರ್ಶಿಗಳಾಗಿದ್ದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುವುದರಲ್ಲಿಯೇ ಕಿರಿಯರ ಯಶಸ್ಸು ಅಡಗಿದೆ ಎಂದು ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಹೇಳಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಗುರುವಾರ ರಾಜ್ಯ ನಿವೃತ್ತ ನೌಕರರ ಸಂಘ ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಸಂಘದ ಅಧ್ಯಕ್ಷ ಉಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ರಂಗಕರ್ಮಿ ಫಣಿಯಮ್ಮ ಹೆಗ್ಗೋಡು, ನಿವೃತ್ತ ಯೋಧ ಅಶೋಕ್ ಕುಮಾರ್ ಹಾಗೂ ಪತ್ರಕರ್ತ ಟಿಎಂ ಶೇಷಗಿರಿ ಅವರನ್ನ ಸನ್ಮಾನಿಸಲಾಯಿತು. ಮುಂದಿನ ವಿವರ. ಮಲೆನಾಡು ಗಮಕ ಕಲಾ ಟ್ರಸ್ಟ್ ಅಧ್ಯಕ್ಷ ಗಮಕ ವ್ಯಾಖ್ಯಾನಕಾರ ಪ್ರೊಫೆಸರ್ ಕೆಆರ್ ಕೃಷ್ಣಯ್ಯ ಅವರಿಗೆ ಕರ್ನಾಟಕ ಗಮಕ ಕಲಾ ಪರಿಷತ್ ನೀಡುವ ಕರ್ನಾಟಕ ಕಲಾಶ್ರೀ ಸತ್ಯವತಿ ರಾಮನಾಥ್ ಸ್ಮರಣಾರ್ಥ ಕಲಾ ವಸಂತ ಪುರಸ್ಕಾರ ಲಭಿಸಿದೆ. ಭಾನುವಾರ ನಡೆಯುವ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಪರಿಷತ್ ತಿಳಿಸಿದೆ. ಮುಂದಿನ ವಿವರ. ನಗರ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ ವಿದ್ಯುತ್ ಕಂಬ ತೆರವು ಕಾಮಗಾರಿ ಹಿನ್ನೆಲೆ ಅಕ್ಟೋಬರ್ 3 ಬೆಳಗ್ಗೆ 10 ಮಧ್ಯಾಹ್ನ 3 ಜಯನಗರ, ಬಸವನಗುಡಿ, ಸರ್ವೋದಯ ಶಾಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ತ್ಯಾವರೆ ಚಟ್ನಹಳ್ಳಿ ಕೇಂದ್ರ ವ್ಯಾಪ್ತಿಯಲ್ಲಿ ಬೆಳಗ್ಗೆ 9:30 ಸಂಜೆ 5:30 ಕುವೆಂಪು ನಗರ, ಎನ್ಇಎಸ್ ಬಡಾವಣೆ, ವೀರಭದ್ರೇಶ್ವರ ಬಡಾವಣೆ, ಜ್ಯೋತಿ ನಗರ, ಸೂಡಾ ಬಡಾವಣೆ, ಬೊಮ್ಮನಕಟ್ಟೆ, ದೇವಾಂಗಿ ಬಡಾವಣೆ, ಹೊನ್ನಾಳಿ ರಸ್ತೆ, ರಾಯಲ್ ಬಡಾವಣೆ, ಶಾಂತಿನಗರ, ರಾಗಿಗುಡ್ಡ, ತಾವರೆ ಚಟ್ನಹಳ್ಳಿ, ಯುಜೆಡಿ ಪ್ಲಾಂಟ್, ಗುಂಡಪ್ಪ ಶೇಡ್, ಸವಳಂಗ ರಸ್ತೆ, ಶೇಷಾದ್ರಿಪುರಂ, ತ್ರಿಮೂರ್ತಿ ನಗರ, ನವುಲೆ, ಅಶ್ವತ್ಥನಗರ, ಎಲ್ಬಿಎಸ್ ನಗರ, ಕೀರ್ತಿನಗರ, ಕೃಷಿನಗರ, ತರಳಬಾಳು ಬಡಾವಣೆ, ಡಾಲರ್ಸ್ ಕಾಲೋನಿ, ಶಂಕರಮಠ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಹೊಳೆಹೊನ್ನೂರು ಪಟ್ಟಣದ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹಾದು ಹೋಗುವ ಎಲ್ಲಾ ಫೇಡರ್ಗಳಲ್ಲಿ ತ್ರೈಮಾಸಿಕ ನಿರ್ವಹಣೆ ಕಾಮಗಾರಿ ಹಿನ್ನೆಲೆಯಲ್ಲಿ ಅಕ್ಟೋಬರ್ 3ರಂದು ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ನಾಗತಿ ಬೇಗಲು, ದಾಸರ ಕಲ್ಲಹಳ್ಳಿ, ಕಾಗೇಗೊಡಮಗ್ಗೆ, ಎಡೆಹಳ್ಳಿ, ಅರಹತೊಳಲು, ಸನ್ಯಾಸಿ ಕೊಡಮಗ್ಗೆ, ಸಿದ್ಲೀಪುರ, ಹನುಮಂತಪುರ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಇಬ್ಬರು ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿ ಡಿಜಿಐಜಿಪಿ ಸೋಮೇಂದು ಮುಖರ್ಜಿ ಆದೇಶಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಮಂಜುನಾಥ್ ಅವರಿಗೆ ತುಂಗಾನಗರ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ತುಂಗಾನಗರ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೆಟಿ ಗುರುರಾಜ್ ಅವರಿಗೆ ಕರ್ನಾಟಕ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಗಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಜಮೀನು ನೀಡಿದ ರೈತರು ಹಾಗೂ ಭೂ ಮಾಲೀಕರಿಗೆ ಪರಿಹಾರ ವಿತರಿಸುವಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ತ್ವರಿತವಾಗಿ ಇತ್ಯರ್ಥಪಡಿಸಬೇಕು ಎಂದು ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಗಾನೆ ವಿಮಾನ ನಿಲ್ದಾಣ ಅಭಿವೃದ್ಧಿಗೆ ಜಮೀನು ಕಳೆದುಕೊಂಡ ರೈತರು ಹಾಗೂ ಭೂ ಮಾಲೀಕರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಬಗ್ಗೆ ಆಯೋಜಿಸಿದ್ದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಿಮಾನ ನಿಲ್ದಾಣದಂತಹ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಗಳು ಜಿಲ್ಲೆಯ ಪ್ರಗತಿಗೆ ಅಗತ್ಯವಾಗಿದೆ. ಆದರೆ ಯೋಜನೆಗಾಗಿ ಜಮೀನು ಕಳೆದುಕೊಂಡ ರೈತರು ಹಾಗೂ ಅವರ ಕುಟುಂಬಗಳ ಹಿತಾಸಕ್ತಿಯನ್ನು ಸರ್ಕಾರವು ಕಾಪಾಡಬೇಕು. ಭೂ ಮಾಲೀಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ನ್ಯಾಯಸಮ್ಮತ ಪರಿಹಾರ ದೊರೆಯುವಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ಮುಂದಿನ ವಿವರ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಅಧ್ಯಕ್ಷತೆಯಲ್ಲಿ ಅಕ್ಟೋಬರ್ 3 ಬೆಳಗ್ಗೆ 9:30 ಸೊರಬ ಪಟ್ಟಣದ ರಾಜ್ ಕಲಾಕ್ಷೇತ್ರ ರಂಗಮಂದಿರದಲ್ಲಿ ತಾಲೂಕು ಮಟ್ಟದ ಪ್ರಜಾ ಸೇವಾ ಆಂದೋಲನ ಸಭೆ ಆಯೋಜಿಸಲಾಗಿದೆ. ತಾಲೂಕಿನ ಸಾರ್ವಜನಿಕರು ತಮ್ಮ ಅಹವಾಲುಗಳು ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಸವಲತ್ತು ಪಡೆಯಲು ಅರ್ಜಿ ಸಲ್ಲಿಸಿ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಹಿರಿಯರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿಯ ಪ್ರತೀಕ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಭವಿಷ್ಯದ ಭದ್ರತೆಗೆ ಬುನಾದಿ ಹಾಕಿದವರು ಹಿರಿಯರು. ಹಿರಿಯರಿದ್ದರೆ ಮಾತ್ರ ಅದು ಕುಟುಂಬ. ಕೌಟುಂಬಿಕ ವ್ಯವಸ್ಥೆ ಇರುವ ದೇಶ ನಮ್ಮದು. ಹಿರಿಯರಿಂದಲೇ ಕುಟುಂಬಕ್ಕೆ ಸಂಭ್ರಮ. ಇಂದಿನ ದಿನಗಳಲ್ಲಿ ಮೊಮ್ಮಕ್ಕಳು ಹಾಗೂ ತಾತಂದಿರು ಒಟ್ಟಿಗೆ ಬೆಳೆಯುವ ವಾತಾವರಣ ಕಡಿಮೆಯಾಗುತ್ತಿದೆ. ಹಿರಿಯರ ಜೊತೆ ಬೆಳೆಯುವ ಮಕ್ಕಳಿಗೆ ಬಾಲ್ಯದಲ್ಲೇ ಉತ್ತಮ ಸಂಸ್ಕಾರ ಮತ್ತು ಮಾರ್ಗದರ್ಶನ ಸಿಗುತ್ತದೆ ಎಂದರು. ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ

ಸಾಧನೆ ಮಾಡಿದ ಹಿರಿಯರು ಹಾಗೂ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರನ್ನು ಸನ್ಮಾನಿಸಲಾಯಿತು. ವಿಶೇಷಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಸುವರ್ಣ ವಿನಾಯಕ್ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರು ಉಪಸ್ಥಿತರಿದ್ದರು. ಮುಂದಿನ ವಿವರ: ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರಲು ಸಾಧ್ಯವಾಗುವುದರಿಂದ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿಕಾರಿಪುರ ಪಟ್ಟಣದ ಅಕ್ಷರ ರೆಸಿಡೆನ್ಷಿಯಲ್ ಸ್ಕೂಲ್ ಸಹಯೋಗದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ 17 ವರ್ಷದೊಳಗಿನ ಬಾಲಕ ಬಾಲಕಿಯರ ವಾಲಿಬಾಲ್, ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವೂ ಸುಧಾರಿಸುತ್ತದೆ. ಕ್ರೀಡಾ ಸ್ಫೂರ್ತಿಯನ್ನು ಜೀವನದಲ್ಲಿಯೂ ಅಳವಡಿಸಿಕೊಂಡರೆ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬಹುದು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಕನ್ನಡದಲ್ಲಿ ಕಾದಂಬರಿ ರಚಿಸಿದ ವಿಶ್ವಮಾನ್ಯ ಸಾಹಿತಿಯಾದ ಸರಸ್ವತಿ ಸನ್ಮಾನ್ ಪುರಸ್ಕೃತ ಪದ್ಮಭೂಷಣ ಡಾಕ್ಟರ್ SL ಭೈರಪ್ಪ ಅವರು ನಮ್ಮನ್ನಗಲಿ ಈಗ ಒಂದು ವರ್ಷ ಸಂದಿದೆ. ಈ ಪ್ರಥಮ ಪುಣ್ಯ ಸ್ಮರಣೆಯ ಅಂಗವಾಗಿ ಬೆಂಗಳೂರಿನ ಡಾಕ್ಟರ್ SL ಭೈರಪ್ಪ ಪ್ರತಿಷ್ಠಾನ ಭೈರಪ್ಪನವರ ಸಾಹಿತ್ಯ ಹಾಗೂ ವ್ಯಕ್ತಿತ್ವವನ್ನ ಸ್ಮರಿಸುವ ಅನೇಕ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ಹಮ್ಮಿಕೊಂಡಿದೆ. ಇದೇ ಸರಣಿಯ ಭಾಗವಾಗಿ ಶಿವಮೊಗ್ಗದ ಕಮಲಾ ನೆಹರು ಕಾಲೇಜಿನ ಸಹಭಾಗಿತ್ವದಲ್ಲಿ October 5 ಸೋಮವಾರ ಬೆಳಗ್ಗೆ 11 ಕಮಲಾ ನೆಹರು ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಭೈರಪ್ಪನವರ ಆತ್ಮವೃತ್ತಾಂತ ಭಿತ್ತಿ ಕುರಿತು ಬೆಂಗಳೂರು ವಿಜಯ ಕಾಲೇಜಿನ ಉಪನ್ಯಾಸಕಿಯಾದ ಡಾ ಕಾ ಅರ್ಚನಾ ಅವರಿಂದ ನಮ್ಮ ಚಿತ್ರದಲ್ಲಿ ಅಚ್ಚದ ಭಿತ್ತಿಯ ಚಿತ್ರ ಎಂಬ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಈ ಸಭೆಗೆ ಶಿವಮೊಗ್ಗದ ಭೈರಪ್ಪನವರ ಅಭಿಮಾನಿಗಳು, ಸಾಹಿತ್ಯ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಮುಂದಿನ ವಿವರ. ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಕಾಯ್ದೆ ಅಧಿನಿಯಮ 1997 ಕಲಾಂ 25 ಅನ್ವಯ ಜಿಲ್ಲೆಯ ಬಿ ಮತ್ತು ಸಿ ಪ್ರವರ್ಗ ಮುಜರಾಯಿ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿಯನ್ನ ಮುಂದಿನ 3 ಅವಧಿಗೆ ರಚಿಸಲು ಆಸಕ್ತ ಭಕ್ತಾದಿಗಳು ಸಾರ್ವಜನಿಕರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು October 28 ಕೊನೆಯ ದಿನವಾಗಿದ್ದು ಎಲ್ಲಾ ತಾಲೂಕು ತಹಶೀಲ್ದಾರ್ ಕಚೇರಿಗಳ ಅರ್ಜಿ ಲಭ್ಯವಿದ್ದು ಭರ್ತಿ ಮಾಡಿದ ಅರ್ಜಿಯನ್ನ ನೇರವಾಗಿ ತಾಲೂಕು ಕಚೇರಿಗೆ ಸಲ್ಲಿಸಬಹುದು. ಅರ್ಜಿದಾರರಿಗೆ ಕನಿಷ್ಠ 25 ವಯಸ್ಸಾಗಿರಬೇಕು. ಯಾವುದೇ ಒಂದು ಅಧಿಸೂಚನೆ ಸಂಸ್ಥೆಯ ಅಥವಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಮಾತ್ರ ಸದಸ್ಯತ್ವವನ್ನ ಕೋರಿ ಅರ್ಜಿಯನ್ನ ನಿಗದಿತ ನಮೂನೆ ಬಂದು ಇಲ್ಲಿ ಭರ್ತಿ ಮಾಡಬೇಕು. ನಿಗದಿಪಡಿಸಿದ ದಿನಾಂಕದ ನಂತರ ಸ್ವೀಕೃತವಾಗುವ ಅರ್ಜಿಯನ್ನ ಪರಿಗಣಿಸಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ನಗರದ ನೆಹರು ಒಳ ಕ್ರೀಡಾಂಗಣದಲ್ಲಿ

ಅಕ್ಟೋಬರ್ 3 ಮತ್ತು 4 ರಂದು 2 ದಿನಗಳ ಕಾಲ 14 ಹಾಗೂ 17 ವರ್ಷದೊಳಗಿನ ಶಾಲಾ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿ ನಡೆಯಲಿದೆ ಎಂದು ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಶಿವಮೊಗ್ಗ ವಿನೋದ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸಹಯೋಗದಲ್ಲಿ ಪಂದ್ಯಾವಳಿ ಆಯೋಜಿಸಿದೆ ಎಂದು ಅವರು, ಅಕ್ಟೋಬರ್ 3ರಂದು ಬೆಳಗ್ಗೆ 9:30 ಪಂದ್ಯಾವಳಿಯು ಉದ್ಘಾಟನಾ ಸಮಾರಂಭವಿದೆ ಎಂದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆಯುವ ಕ್ರೀಡಾಪಟುಗಳು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸುವ ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಅಂಡರ್ 14 ರಾಷ್ಟ್ರಮಟ್ಟದ ಪಂದ್ಯಾವಳಿ ದೆಹಲಿಯಲ್ಲಿ ಹಾಗೂ ಅಂಡರ್ 17 ರಾಷ್ಟ್ರಮಟ್ಟದ ಪಂದ್ಯಾವಳಿ ಮಣಿಪುರದ ಇಂಫಾಲ್ನಲ್ಲಿ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ, ಕಾರ್ಯದರ್ಶಿ ಅನೂಪ್ ಆರ್ ಶೇಖರ್, ಸಹ ಕಾರ್ಯದರ್ಶಿ ಶ್ರೇಯಸ್, ರಾಜ್ಯ ತೀರ್ಪುಗಾರ ಮಲ್ಲಿಕಾರ್ಜುನ್ ಇದ್ದರು. ಮುಂದಿನ ವಿವರ. ಕೇರಳದ ವನ್ನಿಕುಲಂನಲ್ಲಿ ಸೆಪ್ಟೆಂಬರ್ 23ರಿಂದ 26ರವರೆಗೆ ನಡೆದ ರಾಷ್ಟ್ರಮಟ್ಟದ ನ್ಯಾಷನಲ್ ಸಿಐಎಸ್ಸಿಇ ಕೇರಂ ಚಾಂಪಿಯನ್ಶಿಪ್ನಲ್ಲಿ ನಗರದ ಸೆಂಟ್ ಜೋಸೆಫ್ ಸ್ಕೂಲ್ನ 7ನೇ ತರಗತಿ ವಿದ್ಯಾರ್ಥಿನಿ ಪಿಕೆ ಪ್ರಾಂಜಲಿ ತೃತೀಯ ಸ್ಥಾನದಿಂದ ಕಂಚಿನ ಪದಕ ಗೆದ್ದಿದ್ದಾರೆ. ಪ್ರಾಂಜಲಿ ತಾಳಗುಪ್ಪದ ಶಿಕ್ಷಕ ದಂಪತಿಗಳಾದ ಪ್ರಕಾಶ್ ಕುಮಾರ್ ಮತ್ತು ಪ್ರತಿಮಾ ಅವರ ಪುತ್ರಿ. ವಿದ್ಯಾರ್ಥಿನಿಯ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗ ಅಭಿನಂದಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.

0: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸರಳ ಸಜ್ಜನಿಕೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತಾದಂತಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ.
3: ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ದೇಶದ ಗಡಿ ಕಾಯುವ ಯೋಧರಿಗೂ, ದೇಶಕ್ಕೆ ಅನ್ನ ನೀಡುವ ರೈತರಿಗೂ ಒಂದೇ ಪೀಠದಲ್ಲಿ ಗೌರವ ತಂದುಕೊಟ್ಟ ಮಹಾನ್ ದೇಶ ಪ್ರೇಮಿಗಳಾದಂಥ ಶಾಸ್ತ್ರೀಜಿಯವರು ಅತ್ಯುನ್ನತ ಹುದ್ದೆಯಲ್ಲಿದ್ರು. ಸರಳವಾಗಿ ಬಾಳಿ ಪ್ರಾಮಾಣಿಕತೆಗೆ ನಿಜವಾದ ಅರ್ಥ ನೀಡಿದಂಥ ಅಪರೂಪದ ನಾಯಕರು ಅಂತ ಹೇಳ್ಬೋದು. ಅಕ್ಟೋಬರ್ 2 ಮಹಾತ್ಮರ ತ್ಯಾಗ, ಸರಳತೆ ಮತ್ತು ದೇಶ ಸೇವೆಯನ್ನ ಸ್ಮರಿಸುವಂತಹ ಈ ವಿಶೇಷ ಸಂದರ್ಭದಲ್ಲಿ ಶಾಸ್ತ್ರಿಯವರು ನಡೆದು ಬಂದ ಹಾದಿಯ ಕುರಿತು, ಹಾಗೆ
2: ಶಾಸ್ತ್ರಿಯವರ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಮ್ಮೇನಹಳ್ಳಿ ಹಾಸನ ಜಿಲ್ಲೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಯುತ MU ಸೋಮಶೇಖರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತು ಮಾತಾಡ್ತಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ.
2: ಸರ್, ಇವತ್ತು ಮಹಾತ್ಮ ಗಾಂಧೀಜಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಯಾಗಿ, ಗೃಹ ಸಚಿವರಾಗಿ ಹಾಗೆ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾಗಿ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ರು ಕೂಡ ಅವರು ಸರಳತೆಯನ್ನ ಎಲ್ಲೂ ಬಿಡ್ಲಿಲ್ಲ. ಸರಳತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದವರು. ಅಂತಹ ಶಾಸ್ತ್ರೀಜಿ ಅವ್ರ ಬಗ್ಗೆ ಹೇಳ್ಬೋದಾ ಸರ್?
4: ಈ ದಿನ ನಮ್ಮ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಸರಳತೆಯ ಸಾಕಾರ ಮೂರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನ. ಹೀಗಾಗಿ ಈ ದಿನ ಅವರ ಜೀವನ ಮತ್ತು ಆದರ್ಶಗಳ ಬಗ್ಗೆ ಮಾತನಾಡಲು ನನಗೆ ಅತೀವ ಸಂತಸವಾಗ್ತಾ ಇದೆ. ಈ ಅವಕಾಶ ಒದಗಿಸಿಕೊಟ್ಟಂತ ನಮ್ಮ ಮೆಚ್ಚಿನ ಶಿವಮೊಗ್ಗ FM 90.8 ನ ನಿರ್ದೇಶಕರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂತ ಪವಿತ್ರ ಮೇಡಮ್ ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಶಾಸ್ತ್ರೀಜಿಯವರ ಸರಳ ಬದುಕು, ಅವರ ಜೀವನದ ವಿಧಾನಗಳನ್ನ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಭಾರತದ ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಮಂಚುಣಿಯಲ್ಲಿ ನಿಲ್ತಕ್ಕಂಥವರು. ದೇಶದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದರೂ ಕೂಡ ಅವರ ಜೀವನದಲ್ಲಿ ಯಾವುದೇ ಆಡಂಬರಗಳಾಗಲಿ ಮತ್ತೆ ಅಧಿಕಾರ ಸಿಕ್ಕ ನಂತರವೂ ಕೂಡ ಸರಳವಾಗಿ ಬದುಕಿದಂತ ಮಹಾನ್ ಚೇತನ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಅವರ ಸರಳ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸಿದೆ ಅಂತಲೇ ಹೇಳಬೇಕಾಗತ್ತೆ. ಶಾಸ್ತ್ರೀಜಿ ಅವರು ಯಾವಾಗಲೂ ಹೇಳುತ್ತಿದ್ದ ಮಾತೆಂದ್ರೆ, ಮನುಷ್ಯನ ದೊಡ್ಡತನ ಅವನ ಸ್ಥಾನಮಾನದಲ್ಲಿ ಅಲ್ಲ, ಅವನ ಗುಣ ಮತ್ತು ನಡವಳಿಕೆಯಲ್ಲಿ ಇದೆ. ಎಂತಹ ದೊಡ್ಡ ಮಾತು ನೋಡಿ, ಅನುಕರಣೀಯ ಆದರ್ಶದ ಮಾತುಗಳು ಇವೆಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು 1904 ಅಕ್ಟೋಬರ್ 2 ಉತ್ತರ ಪ್ರದೇಶದ ಮುಗಲ್ಸರಾಯ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಶಾರದಾ ಪ್ರಸಾದ್ ಶ್ರೀವಾತ್ಸವ ಮತ್ತು ತಾಯಿ ರಾಮ್ದುಲಾರಿ ದೇವಿ. ಶಾಸ್ತ್ರೀಜಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಂದೆಯನ್ನ ಕಳೆದುಕೊಳ್ತಾರೆ. ಅವರ ತಾಯಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಬಡತನ ಮತ್ತು ಕಷ್ಟಗಳ ನಡುವೆಯೇ ಶಾಸ್ತ್ರೀಜಿಯವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಶಾಸ್ತ್ರೀಜಿಯವರು ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಶಾಸ್ತ್ರಿ ಎಂಬ ಪದವಿಯನ್ನ ಪಡಿತಾರೆ. ನಂತರ ಅದನ್ನೇ ತಮ್ಮ ಹೆಸರಿನೊಂದಿಗೆ ಬಳಸಿಕೊಳ್ತಾರೆ. ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದ ಪ್ರಭಾವಿತರಾದ ಶಾಸ್ತ್ರೀಜಿಯವರು ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಗಳ ಸೇರಿದಂತೆ ಅವರು ಹೋರಾಟಗಳಲ್ಲಿ ಭಾಗವಹಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವು ಬಾರಿ ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ. ಜೈಲಿನಲ್ಲಿದ್ದ ಸಮಯದಲ್ಲಿ ಅಧ್ಯಯನ ಮತ್ತು ಚಿಂತನೆಗಳನ್ನ ಮಾಡ್ತಾರೆ. 1964 ಜೂನ್ 9 ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಇವರ ಆಡಳಿತದ ಅವಧಿಯಲ್ಲಿ ಭಾರತವು ಹಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ವಿಶೇಷವಾಗಿ 1965 ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ದೇಶದ ಜನರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸತಕ್ಕಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ನೋಡಿ, ಅವರ ಬಾಲ್ಯದ ಜೀವನ ತುಂಬಾ ಕಷ್ಟದಲ್ಲೇ ಬಂದ್ಬಿಡುತ್ತೆ. ಬಾಲ್ಯದಿಂದಲೇ ಅವರಿಗೆ ಸರಳ ಜೀವನದ ಅಭ್ಯಾಸವಿತ್ತು. ಹಣಕಾಸಿನ ತೊಂದರೆಗಳಿದ್ದರೂ ಅವರು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಲಿಲ್ಲ. ಕಷ್ಟಗಳನ್ನ ಎದುರಿಸಿ ಮುಂದೆ ಸಾಗುವ ಗುಣ ಅವರಲ್ಲಿ ಬಾಲ್ಯದಲ್ಲಿಯೇ ಅವರು ಕಂಡುಕೊಂಡಿದ್ದರು. ಅವರ ಬಾಲ್ಯದ ಒಂದು ಪ್ರಸಿದ್ಧ ಘಟನೆ ನಮಗೆ ಅವರ ಸರಳತೆ ಮತ್ತು ಆತ್ಮ ಗೌರವ ಪರಿಚಯವನ್ನ ಮಾಡಿಕೊಡು. ಶಾಲೆಗೆ ಹೋಗಲು ಗಂಗಾ ನದಿಯನ್ನು ದಾಟಬೇಕಾಗಿರುತ್ತೆ. ದೋಣಿಗೆ ಹಣ ನೀಡಲು ಸಾಧ್ಯವಾಗದ ಕಾರಣದಿಂದ ಅವರು ಆ ಒಂದು ಶಾಲೆಗೆ ಹೋಗುವಾಗ ಗಂಗಾ ನದಿಯನ್ನ ಈಜಿಕೊಂಡೇ ನದಿಯನ್ನ ದಾಟಿ ಶಾಲೆಗೆ ಹೋಗ್ತಾ ಇದ್ರು. ಈ ಘಟನೆ ಅವರ ಜೀವನದ ಆರಂಭದಲ್ಲಿಯೇ ಇದ್ದ ದೃಢ ಸಂಕಲ್ಪ ಮತ್ತು ಕಷ್ಟ ಸಹಿಷ್ಣುತಾ ಗುಣವನ್ನ ನಮಗೆ ತೋರಿಸ್ತಕ್ಕಂಥದ್ದು. ಶಾಸ್ತ್ರೀಜಿಯವರ ಜೀವನದ ಅತ್ಯಂತ ಗಮನಾರ್ಹ ಗುಣವೆಂದರೆ ಅದು ಸರಳತೆ. ಪ್ರಧಾನಮಂತ್ರಿ ಆದ ನಂತರವೂ ಅವರು ಆಡಂಬರದ ಜೀವನವನ್ನ ನಡೆಸಲಿಲ್ಲ. ಸಾಮಾನ್ಯ ಜನರಂತೆ ಬದುಕಲು ಅವರು ಪ್ರಯತ್ನಿಸುತ್ತಿದ್ದರು. ಶಾಸ್ತ್ರೀಜಿಯವರು ದುಬಾರಿ ವಸ್ತುಗಳು, ವೈಭವದ ಪ್ರದರ್ಶನ ಮತ್ತು ಅನಗತ್ಯ ಖರ್ಚುಗಳನ್ನು ಇಷ್ಟಪಡುತ್ತಿರಲಿಲ್ಲ. ತಮ್ಮ ಕುಟುಂಬದವರಿಗೂ ಸರ್ಕಾರಿ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಎಂದು ಕಟ್ಟುನಿಟ್ಟಾಗಿ ತಾಕೀತು ಮಾಡುತ್ತಿದ್ದರು. ಅವರ ಸರಳತೆ ಕೇವಲ ಬಟ್ಟೆ ಅಥವಾ ಆಹಾರದಲ್ಲಿ ಮಾತ್ರವಲ್ಲದೆ ಆಲೋಚನೆ, ನಡೆನುಡಿ ಮತ್ತು ಆಡಳಿತದಲ್ಲಿಯೂ ಸರಳತೆಯನ್ನ ಅಳವಡಿಸಿಕೊಂಡಿದ್ದರು. ಶಾಸ್ತ್ರೀಜಿಯವರು ಪ್ರಾಮಾಣಿಕತೆಗೆ ತುಂಬಾನೇ ಮಹತ್ವವನ್ನು ನೀಡುತ್ತಿದ್ದರು. ಅವರು ಒಮ್ಮೆ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಸಂಭವಿಸಿದ ಅಪಘಾತದ ನಂತರ ಅದರ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದರು. ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಎಂದಿಗೂ ಬಳಸಿಕೊಳ್ಳುತ್ತಿರಲಿಲ್ಲ. ದೇಶದಲ್ಲಿ ಆಹಾರದ ಕೊರತೆ ಎದುರಾದ ಸಂದರ್ಭದಲ್ಲಿ ಜನರು ಮಿತವಾಗಿ ಬಳಸಿ ಧಾನ್ಯವನ್ನು ಉಳಿಸಬೇಕು ಎಂದು ಮನವಿ ಮಾಡಿದ್ದರು. ದೇಶದ ಜನರು ತ್ಯಾಗದ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳುವ ಮೊದಲೇ ತಾವೇ ಮಾದರಿಯಾಗಬೇಕು ಎಂಬುದು ಅವರ ಜೀವನದ ಪ್ರಮುಖ ಸಂದೇಶವಾಗಿತ್ತು ಮತ್ತು ಹಾಗೆ ನಡೆದುಕೊಂಡಿದ್ದರು ಕೂಡ. ನುಡಿದಂತೆ ನಡೆದು ಮಾದರಿಯಾದ ವಿಶಿಷ್ಟ ವ್ಯಕ್ತಿತ್ವ ಶಾಸ್ತ್ರಿಯವರದಾಗಿತ್ತು. ದೇಶವನ್ನು ರಕ್ಷಿಸುವ ಸೈನಿಕ ಮತ್ತು ದೇಶಕ್ಕೆ ಆಹಾರ ನೀಡುವ ರೈತ, ಈ ಇಬ್ಬರು ಭಾರತದ ಅಭಿವೃದ್ಧಿಗೆ ಮುಖ್ಯವಾದವರು ಎಂದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನ ಮೊಳಗಿಸಿದ್ದರು. ನೋಡಿ, ಸೈನಿಕರನ್ನ ಜೈ ಜವಾನ್ ಅಂದ್ರೆ ಸೈನಿಕರಿಗೆ ಜೈ, ಮತ್ತೆ ನಮಗೆ ಅನ್ನ ನೀಡ್ತಕ್ಕಂತ ರೈತರಿಗೆ ಅವರಿಗೂ ಕೂಡ ಜೈ ಎಂಬ ಗೌರವವನ್ನು ನೀಡಿದಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಶಾಸ್ತ್ರಿಜಿಯವರು ತಮ್ಮ ಕುಟುಂಬದವರಿಂದಲೂ ಕೂಡ ಸರಳ ಜೀವನದ ಮೌಲ್ಯಗಳನ್ನ ನಿರೀಕ್ಷಿಸುತ್ತಿದ್ದರು. ತಾವು ಪ್ರಧಾನಮಂತ್ರಿ ಆಗಿದ್ದರೂ ಸರ್ಕಾರಿ ಸೌಲಭ್ಯಗಳನ್ನು ವೈಯಕ್ತಿಕ ಅನುಕೂಲತೆಗಳಿಗೆ ಬಳಸಿಕೊಳ್ಳುತ್ತಿರಲಿಲ್ಲ. ಅವರ ಜೀವನವು ನೋಡಿ, ಹುದ್ದೆ ದೊಡ್ಡದಾದರೂ ಮನುಷ್ಯನ ಜೀವನ ಸರಳವಾಗಿರಬೇಕು ಎಂಬುದನ್ನ ಎತ್ತಿ ತೋರಿಸಿತು. ಶಾಸ್ತ್ರೀಜಿಯವರ ಬದುಕಿನಿಂದ ನಾವುಗಳು ಕಂಡ ಹಲವು ವಿಷಯಗಳನ್ನು ಕಲಿತು ಅನುಸರಿಸಬಹುದಾದ ಅಂಶಗಳೆಂದರೆ ಸರಳವಾಗಿ ಬದುಕುವುದು, ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದು, ದೇಶದ ಬಗ್ಗೆ ಕಾಳಜಿಯನ್ನು ಹೊಂದುವುದು, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಹೀಗೆ ಹಲವು ವಿಚಾರಗಳನ್ನ ಅವರು ಹೊಂದಿದ್ರು. ಮತ್ತೆ ಅದನ್ನ ಬೇರೆಯವರು ಅನುಸರಿಸಬೇಕು ಅನ್ನೋ ಒಂದು ಇರಾದೆಯನ್ನು ಕೂಡ ಇಟ್ಟುಕೊಂಡಿದ್ರು. ದೇಶದ ಬಗ್ಗೆ ಕಾಳಜಿ ಹೊಂದುವುದು, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವುದು, ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು, ರೈತರು ಮತ್ತು ಸೈನಿಕರ ಸೇವೆಯನ್ನ ಗೌರವಿಸುವುದು, ಅಧಿಕಾರ ಇದ್ದಾಗ ವಿನಯದಿಂದ ನಡೆದುಕೊಳ್ಳುವುದು, ಸರಳ ಜೀವನ ಉದಾತ್ತ ಚಿಂತನ ಎಂಬ ಧ್ಯೇಯವನ್ನು ತಮ್ಮ ಜೀವನದುದ್ದಕ್ಕೂ ನಡೆದುಕೊಂಡು ಬಂದರು. ಶಾಸ್ತ್ರೀಜಿಯವರ 1966 ಜನವರಿ 11 ಇವರಳ ಸರಳತೆ, ಪ್ರಾಮಾಣಿಕತೆ, ಆದರ್ಶಗಳು ಇಂದಿಗೂ ಭಾರತೀಯರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಇವರ ಒಂದು ಸರಳತೆಗೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಸರಳ ಉಡುಗೆ, ಅವರು ಸಾಮಾನ್ಯವಾಗಿ ಖಾದಿ ಬಟ್ಟೆಗಳನ್ನೇ ಧರಿಸುತ್ತಿದ್ದರು. ಆಡಂಬರದ ಉಡುಪುಗಳಿಗೆ ಅವರು ಯಾವತ್ತೂ ಕೂಡ ಮಹತ್ವವನ್ನು ಕೊಡುತ್ತಿರಲಿಲ್ಲ. ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಸಸ್ಯಾಹಾರಿ ಆಹಾರವನ್ನು ಮಾತ್ರ ಸೇವಿಸುತ್ತಿದ್ದರು. ಆಹಾರದಲ್ಲಿ ವೈಭವಕ್ಕಿಂತ ಮಿತವ್ಯಯಕ್ಕೆ ಆದ್ಯತೆ ನೀಡುತ್ತಿದ್ದರು. ದೇಶದ ಪ್ರಧಾನಮಂತ್ರಿಗಳಾಗಿದ್ದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅತಿಯಾದ ಸೌಲಭ್ಯಗಳನ್ನು ಬಳಸಿಕೊಳ್ಳದೆ ಸರಳವಾಗಿ ಬದುಕುತ್ತಿದ್ದರು. ಕುಟುಂಬಕ್ಕೆ ಕಾರಿನ ಅವಶ್ಯಕತೆ ಇದ್ದಾಗ ಬ್ಯಾಂಕಿನಿಂದ ಸಾಲ ಪಡೆದು ಕಾರು ಖರೀದಿಸಿದರು. ಪ್ರಧಾನಮಂತ್ರಿ ಆಗಿದ್ದರೂ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿರಲಿಲ್ಲ. ತಮ್ಮ ಅಧಿಕಾರದ ಸ್ಥಾನವನ್ನು ಕುಟುಂಬದ ಸದಸ್ಯರು ದುರುಪಯೋಗಪಡಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸುತ್ತಿದ್ದರು. ಸರ್ಕಾರಿ ಹಣವನ್ನು ಸಾರ್ವಜನಿಕರ ಹಣವೆಂದು ಪರಿಗಣಿಸಿ ಅದನ್ನು ಜಾಗರೂಕತೆಯಿಂದ ಬಳಸಿಕೊಳ್ಳಬೇಕು ಎಂಬ ಮನೋಭಾವನೆಯನ್ನ ಹೊಂದಿದ್ದರು. ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಸಾಮಾನ್ಯ ಜನರೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದರು. ಸರಳತೆಯ ಸಾಕಾರ ಮೂರ್ತಿಯಾಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ನಮ್ಮ ದೇಶ ಆಹಾರ ಕೊರತೆಯ ಸಂದರ್ಭವನ್ನು ಎದುರಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ದೇಶವು ಸ್ವಾವಲಂಬಿ ಆಗಬೇಕು ಎಂಬ ಸದುದ್ದೇಶದಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಲು ಪ್ರೋತ್ಸಾಹ ನೀಡಿದರು. ಇವರ ಕಾಲದಲ್ಲಿಯೇ ಭಾರತದಲ್ಲಿ ಹಸಿರು ಕ್ರಾಂತಿಗೆ ಅನುಕೂಲವಾಗುವಂತಹ ಹಲವು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದರು. ಅವರ ಜೀವನವು ಅಧಿಕಾರ ಮತ್ತು ಸಂಪತ್ತಿಗಿಂತ ಸೇವೆ, ಕರ್ತವ್ಯ ಮತ್ತು ನೈತಿಕ ಮೌಲ್ಯಗಳು ಮುಖ್ಯ ಎಂಬುದನ್ನ ಮನಗಂಡಿದ್ದರು. ಅವರ ರಾಷ್ಟ್ರ ಸೇವೆಯನ್ನ ಗೌರವಿಸಿ ಭಾರತ ಸರ್ಕಾರವು ಅವರಿಗೆ ಮರಣೋತ್ತರವಾಗಿ 1966 ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿ ದೇಶದ ಅತ್ಯುನ್ನತ ಪದವಿಗೇರಿದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅಧಿಕಾರದಲ್ಲಿದ್ದರೂ ಕೂಡ ಸರಳತೆಯನ್ನ ಕಾಪಾಡಿಕೊಂಡು ಬಂದಂತವರು. ಇವರ ಜೀವನ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಮಹನೀಯರು ನಮ್ಮ ದೇಶದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಹಾಗೆ ಈ ಒಂದು ಸರಳತೆ, ಪ್ರಾಮಾಣಿಕತೆ ಇವನ್ನೆಲ್ಲ ಕೂಡ ನಮಗೆ ಬಿತ್ತಬೇಕು. ಇದನ್ನು ಅನುಸರಿಸಿ ನಾವು ನಡೆದಿದ್ದೆ ಆದರೆ ನಾವಾದರೂ ಕೂಡ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅಂತಲೇ ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸದಾವಕಾಶವನ್ನು ಒದಗಿಸಿಕೊಟ್ಟಂತ ನನ್ನ ನೆಚ್ಚಿನ ಶಿವಮೊಗ್ಗ FM ನ ನಿರ್ದೇಶಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಹಾಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಪವಿತ್ರ ಮೇಡಮ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.
2: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಳತೆಯ ಸಾಕಾರ ಮೂರ್ತಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ, ಸರಳತೆ, ಪ್ರಾಮಾಣಿಕತೆಯ ಕುರಿತು ನಿವೃತ್ತ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಯುತ MU ಸೋಮಶೇಖರ್ ಸರ್ ಅವರು ಮಾತಾಡಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇಂದಿನ ಯುಗಕ್ಕೆ ಗಾಂಧೀಜಿ ಮತ್ತು ಶಾಸ್ತ್ರಿಗಳ ತತ್ವ, ಆದರ್ಶ ಮತ್ತೆ ಅವರ ಸರಳ ಜೀವನ ಪ್ರಸ್ತುತತೆ ಇಲ್ವೇ ಎನ್ನುವುದು ರಾಷ್ಟ್ರದಾದ್ಯಂತ ನಡೆಯುವಂತಹ ಒಂದು ಚರ್ಚೆ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್?
5: ಗಾಂಧೀಜಿ ಮತ್ತು ಶಾಸ್ತ್ರಿಯವರ ತತ್ವ, ಆದರ್ಶಗಳು ಮತ್ತು ಸರಳ ಜೀವನ ಇವತ್ತಿಗೂ ನಿರಂತರವಾಗಿ ಚರ್ಚೆಯಲ್ಲಿ ಇದೆ ಅಂತ ಆದ್ರೆ ಅದು ನಮಗೆ ಆ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತಾನೆ. ಯಾಕೆ ಅಂತ ಹೇಳಿದ್ರೆ ಈ ವಿಚಾರ ನಿರಂತರ ನಡೀತಾ ಇದೆ ಅಂತ ಹೇಳಿದ್ರೆ ಜನ ಇವತ್ತು ಅದ್ರ ಬಗ್ಗೆ ಮಾತಾಡ್ತಿದ್ರೆ ಶಾಸ್ತ್ರಿಯನ್ನು ಒಪ್ಕೊಂಡಿದ್ದಾರೆ, ಅವರ ಜೀವನ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ ಅಂತ. ಅವರು ಸ್ವಾಭಿಮಾನ ಮತ್ತು ಸರಳತೆ ಈ ದೇಶದ ಆತ್ಮ ಅಂತ ಒಪ್ಕೊಂಡಂತ ಇಬ್ರು ನಾಯಕರು, ಇಬ್ರು ಅದನ್ನ ಒಪ್ಕೊಂಡವರು. ಅನೇಕ ಮಹಾನ್ ನಾಯಕರು ಸಹ ಇದನ್ನ ಒಪ್ಕೊಂಡಿದ್ದರು. ಅದನ್ನ ಒಪ್ಕೊಂಡು ಅದ್ರ ಮೇಲೆ ಇವರು ತಮ್ಮ ದೇಶ ಮುನ್ನಡೆಸುವ ವೇದಿಕೆಯನ್ನು ಕಟ್ಕೊಂಡು ಅಲ್ಲಿಂದನೇ ಮುಂದೆ ಹೋಗ್ತಾರೆ. ಅವ್ರು ಪ್ರಥಮವಾಗಿ ಇಬ್ರು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾವು ಮಾತಾಡಬಾರ್ದು, ಅನುಸರಣೆ ಮಾಡಬೇಕು ಅಂತ. ಅನುಸರಣೆ ಮಾಡಿ ಮಾತಾಡಿದ್ರೆ ಜಗತ್ತು ಒಪ್ಕೊಳ್ಳುತ್ತೆ, ಅದನ್ನೇ ಮಾಡಿದ್ದಾರೆ. ಅವರು ಸಹ, ಗಾಂಧೀಜಿಯವರು ಸಹ ಅತ್ಯಂತ ಸರಳತೆಯ ಬದುಕನ್ನ ಮತ್ತೆ ಸ್ವಾಭಿಮಾನವನ್ನ ತಮ್ಮಲ್ಲಿ ಇಟ್ಕೊಂಡೇ ಆ ವೇದಿಕೆಯನ್ನು ಮುಂದೂಡಿದ್ದಾರೆ. ಹಾಗೆಯೇ ದೇಶದ ಪ್ರಧಾನಿಯಾಗಿದ್ದರೂ ಸಹ ಇವರು ಅಷ್ಟೇ ಸರಳವಾಗಿ ಮತ್ತು ಸ್ವಾಭಿಮಾನದಿಂದ ಬದುಕೋದು ಹೇಗೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟರು. ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದ ಕಾಲ ಅಷ್ಟು ಸುಲಭದಿಲ್ಲ. ಭಾರತ ತುಂಬಾ ಸಂಕಷ್ಟದ ಕಾಲದಲ್ಲಿ ಪ್ರಧಾನಿಯಾಗಿ ಬಂದವರು. ಒಂದ್ ಕಡೆಯಲ್ಲಿ ದೇಶದ ಆಹಾರದ ಕೊರತೆ ಆಗ್ತಿದೆ, ದೇಶದಲ್ಲಿ ಬಡತನ ಹೆಚ್ಚುತ್ತಿದೆ, ನಿರುದ್ಯೋಗ ಹೆಚ್ಚುತ್ತಿದೆ, ಮತ್ತೊಂದು ಕಡೆಯಲ್ಲಿ ದೇಶದ ಮೇಲೆ ಯುದ್ಧದ ಕಾರ್ಮೋಡ, ಯುದ್ಧ ನಡೀತಿದೆ. ಈ ಎರಡು ಸಂದರ್ಭವನ್ನು ಸಮಾನವಾಗಿ ನಿಭಾಯಿಸಿ ಇಡೀ ಭಾರತವನ್ನ ಮತ್ತೊಮ್ಮೆ ಚೇತರಿಕೆ ಕೊಟ್ಟಿದ್ದು ಹೇಗೆ ಅದನ್ನು ಗಮನಿಸಿದ್ರೆ, ಅವರ ಸರಳತೆಯ ಬದುಕು, ಸ್ವಾಭಿಮಾನದ ಮನಸ್ಸು, ಇದೆರಡೂ ಸಹ ಅವರಲ್ಲಿ ಅತ್ಯಂತ ದೃಢವಾದ ಮನಸ್ಥಿತಿಯನ್ನ ಬೆಳೆಸಿರುವಂಥದ್ದು. ಆ ದೃಢವಾದ ಮನಸ್ಥಿತಿಯಿಂದ ದೇಶದ ಅಂತರಾಳವನ್ನು ಅರಿತು ಅದಕ್ಕೆ ಬೇಕಾದಂತಹ ಕೆಲವು ನಿರ್ಧಾರಗಳು ತೆಗೆದುಕೊಳ್ಳುವ ಮೂಲಕ ಆ ಇಡೀ ದೇಶವನ್ನ ಮತ್ತೊಮ್ಮೆ ಜಾಗೃತಗೊಳಿಸಿ ಎಚ್ಚರಿಸಿದಂತ ವ್ಯಕ್ತಿ ಶಾಸ್ತ್ರಿಯವರು. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ದೇಶವನ್ನ ಮುನ್ನುಡಿಸಿದಂತ ಮಹಾನ್ ನಾಯಕನ ಚೇತನ ಅಥವಾ ಆದರ್ಶ ಈಗಲೂ ನಮ್ಗೆ ಅಗತ್ಯ ಇಲ್ವಾ? ಇಂದಿನ ಅನೇಕ ಯುವ ಜನರು ಎದುರಿಸ್ತಿರುವ ಸಮಸ್ಯೆಗಳಿಗೆ ಇವರ ಹತ್ರ ಉತ್ತರ ಇದೆಯಲ್ವಾ? ಹಾಗಾಗಿ ಶಾಸ್ತ್ರಿಯವರು ಇಂದೂ ಸಹ ಪ್ರಸ್ತುತವಾಗಿ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಇರಬೇಕಾಗಿರುವಂಥದ್ದು. ಇಂದಿನ ಸ್ಥಿತಿಯಲ್ಲೂ ಸಹ ಶಾಸ್ತ್ರೀಯ ತತ್ವ ಆದರ್ಶಗಳು ನಮ್ಗೆ ಬೇಕು ಅಂತ. ಇವತ್ತು ಸರಳವಾಗಿ ತಮ್ಮ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಅವರನ್ನ ಬೇರೆ ರೀತಿ ನೋಡುವಂತ ಒಂದು ಮನಸ್ಥಿತಿ ಇದೆ. ಆದ್ರೆ ಶಾಸ್ತ್ರಿಯವರು ಸರಳತೆ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸರಳತೆ ಅಂದ್ರೆ ಅದು ದೌರ್ಬರ್ಯ ಅಲ್ಲ, ಅದು ಅವಮಾನ ಅಲ್ಲ. ಸರಳತೆ ಅಂತ ಹೇಳಿದ್ರೆ ಅದು ನಮ್ಮ ಸ್ವಾಭಿಮಾನ, ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸ್ತದೆ, ಜೊತೆಗೆ ಇಡೀ ನಮ್ಮ ದೇಶದ ಆಂತರ್ಯದ ಬೇರುಗಳು ಇನ್ನೂ ಗಟ್ಟಿಯಾಗಲಿಕ್ಕೆ ಈ ಸರಳತೆ ಕಾರಣ ಆಗುತ್ತೆ. ಅನೇಕ ಸಮಸ್ಯೆಗಳಿಗೆ ಈ ಸರಳತೆಯಲ್ಲೇ ಉತ್ತರ ಇದೆ ಅನ್ನೋದನ್ನು ಹೇಳಿದ್ದಾರೆ. ನಿಜವಾಗ್ಲೂ ಆ ಮಾತುಗಳು ಎಷ್ಟು ಸತ್ಯವಾಗಿದೆ ಅಂತ. ಅವತ್ತು ಸಹ ಅವರು ತಾವು ಸರಳವಾಗಿದ್ದು ಬೇರೆಯವರಿಗೆ ಹೇಳ್ತಾ ಹೋದ್ರು, ಅಂದ್ರೆ ಅನುಸರಣೆಯೇ ಬಹಳ ಮುಖ್ಯ ಅಂತ ನಮ್ಗೆ ಹೇಳ್ಕೊಟ್ರು. ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ರು ಸಹ ತಾವು ಮೊದಲು ಮಾತಾಡೋದಕ್ಕಿಂತ ಮುಂಚವಾಗಿ ತಾವು ಅನುಸರಿಸಿ ಅದನ್ನ ಮಾಡಬೇಕು ಅಂತ. ಅದನ್ನೇ ಶಾಸ್ತ್ರಿ ದೇಶ ಹಸಿವಿನಲ್ಲಿದ್ದಾಗ ತಾನು ಒಂದಿನ ಉಪವಾಸ ಇದ್ದು ಉಳಿದವರಿಗೆ ಉಪವಾಸ ಇರ್ಲಿಕ್ಕೆ ಹೇಳಿದ್ರು. ಆ ಮೂಲಕ ದೇಶದ ಸಮೃದ್ಧಿಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ, ಜೊತೆಗೆ ತಾನು ಹೆಚ್ಚು ಸರಳವಾಗಿದ್ದಾಗ ಬೇರೆಯವರು ಅದನ್ನು ಅನುಸರಿಸಬಹುದು ಅಂತ. ಹಾಗೆ ಸರಳವಾಗಿ ತಾವಿದ್ದು ಬೇರೆಯವರು ಅದನ್ನು ಅನುಸರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ದೇಶದ ತುಂಬಷ್ಟು ಸಮಸ್ಯೆಗಳು ಬಗೆಹರಿಸ್ಲಿಕ್ಕೆ ಸಾಧ್ಯ ಅಂತ ನಂಬಿಕೊಂಡು ಇವತ್ತು ಯೋಚನೆ ಮಾಡಿ, ನಾವು ಬೇರೆಯವರು ಏನೋ ಮಾಡಿದ್ದಾರೆ ಅಂತ ನಾವು ಮಾಡಕ್ ಹೋಗಿ ನಾವು ದೊಡ್ಡ ಸಾಲದ ಸುಳಿಯಲು ಸಿಕ್ಕಾಕೊಳ್ತಾವ್. ಅವ್ರು ತುಂಬಾ ಚೆನ್ನಾಗಿ ಇನ್ನೊಂದ್ ಕಡೆ ಗಾಂಧೀಜಿಯವ್ರು ಹೇಳ್ತಾರೆ, ಸರಳತೆಗೆ ಹೆಚ್ಚು ಶಕ್ತಿ ಇದೆ, ಅದೇ ನಿಮ್ಮ ಐಷಾರಾಮಿಗೆ ಹೆಚ್ಚು ಶಕ್ತಿ ಇಲ್ಲ. ಸರಳತೆ ಹೆಚ್ಚು ಗಟ್ಟಿಯಾಗಿರುತ್ತೆ, ಅದು ಮನಸ್ಸನ್ನ ಗಟ್ಟಿ ಮಾಡಿಕೊಡುತ್ತೆ ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಸತ್ಯ ಸಹ ಹೌದು. ಯಾಕೆಂತ ಹೇಳಿದ್ರೆ ನೋಡಿ, ತುಂಬಾ ಸಮಯದಲ್ಲಿ ನಾವು ಬೇರೆ ಯಾರ್ದೋ ಮೇಲೆ ಫ್ರಿಡ್ಜ್ ಬಂದಿದೆ, ಅವ್ರ ಮೇಲೆ ಅದಿದೆ ಇದಿದೆ ಅಂತೇಳಿ ನಾವು ಅದನ್ನ ಮಾಡ್ಕೊಳಕ್ ಹೋಗಿ ನಾವು ದೊಡ್ಡ ಸಾಲಗಾರರಾಗಿ ಹಿಂಸೆ ಪಡ್ತಾ ಇದ್ದೀವಿ. ಎರಡನೇದಾಗಿ, ನಮ್ಮ ಹತ್ರ ಅದಿದೆ ಇದಿದೆ ಜಾಸ್ತಿ ಆದ್ಮೇಲೆ ನಾವು ಇಡೀ ನಮ್ಮ ಒಳ್ಳೆಯ ಆಯುಷ್ಯವನ್ನ ಜೀವನವನ್ನ ನಾವು ಹಣದ ಹಿಂದೆ ಓಡ್ತಾನೆ ಅದನ್ನ ಬೇಕು ಬೇಕು ಅಂತಾನೆ ಹೋಗ್ತೀವಿ. ಅವಶ್ಯಕತೆ ಅಂತ ಹೇಳಿ ಅವಶ್ಯಕತೆ ಹಿಂದೆ ಓಡ್ತಾ ನಾವು ಅದನ್ನ ಆಸೆಯ ಹಿಂದೆ ಬಿದ್ದು ಹೋಗಿರ್ತೀವಿ, ಗೊತ್ತೇ ಆಗೋದಿಲ್ಲ. ಆತರದ ಸ್ಥಿತಿ ನಾವು ಇವತ್ತು ತಲುಪಿದೀವಿ. ಹಾಗಾಗಿ ನಮ್ಗೆ ಅದನ್ನ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ, ಅದನ್ನ ಉಳಿಸ್ಕೊಳ್ಲಿಕ್ಕಾಗಿ ಮತ್ತೆ ಹೋರಾಟ. ಒಟ್ಟು ಇಡೀ ಜೀವನದಲ್ಲಿ ನಾವು ನೆಮ್ಮದಿಯ ಬದುಕನ್ನೇ ಕಾಣದಿದ್ದಂಗೆ ಆಗುತ್ತೆ. ಅದನ್ನೇ ಶಾಸ್ತ್ರಿಗಳು ಮತ್ತೆ ಹೇಳ್ತಾರೆ, ನೀವು ಸರಳವಾಗ್ತಾ ಬಂದಷ್ಟು ನೀವು ಹೆಚ್ಚು ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ತೋರಿಸಿದ್ದಾರೆ.
2: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಮ್ಗೆ ಕೇವಲ ಒಬ್ಬ ಮಾಜಿ ಪ್ರಧಾನಿಯಾಗಿ ಮಾತ್ರವಲ್ಲ, ಸತ್ಯ, ಪ್ರಾಮಾಣಿಕತೆ, ಸರಳತೆಯ ಸಾಕಾರ ಮೂರ್ತಿಯಾಗಿ ನೆನಪಿನಲ್ಲಿ ಉಳಿತಾರೆ. ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಕಟ್ಟುನಿಟ್ಟಾದ ತತ್ವಗಳನ್ನ ಪಾಲಿಸಿದಂತಹ ಶಾಸ್ತ್ರಿಗಳ ಜೀವನ ನಮ್ಗೆಲ್ಲರಿಗೂ ಎಂದೆಂದಿಗೂ ಕೂಡ ದಾರಿದೀಪ ಅಂತ ಹೇಳ್ಬೋದು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯೊಂದಿಗೆ ದೇಶವನ್ನ ಮುನ್ನಡೆಸಿದ ಈ ಮಹಾನ್ ಚೇತನಕ್ಕೆ ನಮ್ಮೆಲ್ಲರ ಪ್ರಣಾಮಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ.
5: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದೀರಿ?
6: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
7: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
6: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
7: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ
8: ಏಳರಿಂದ ಏಳು ಮೂವತ್ತರವರೆಗೆ ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸರಳ ಸಜ್ಜನಿಕೆಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತಾದಂತಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ.
3: ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯ ಮೂಲಕ ದೇಶದ ಗಡಿ ಕಾಯುವ ಯೋಧರಿಗೂ, ದೇಶಕ್ಕೆ ಅನ್ನ ನೀಡುವ ರೈತರಿಗೂ ಒಂದೇ ಪೀಠದಲ್ಲಿ ಗೌರವ ತಂದುಕೊಟ್ಟ ಮಹಾನ್ ದೇಶ ಪ್ರೇಮಿಗಳಾದಂಥ ಶಾಸ್ತ್ರೀಜಿಯವರು ಅತ್ಯುನ್ನತ ಹುದ್ದೆಯಲ್ಲಿದ್ದರು. ಸರಳವಾಗಿ ಬಾಳಿ ಪ್ರಾಮಾಣಿಕತೆಗೆ ನಿಜವಾದ ಅರ್ಥ ನೀಡಿದಂಥ ಅಪರೂಪದ ನಾಯಕರು ಅಂತ ಹೇಳ್ಬೋದು. ಅಕ್ಟೋಬರ್ 2 ಮಹಾತ್ಮರ ತ್ಯಾಗ, ಸರಳತೆ ಮತ್ತು ದೇಶ ಸೇವೆಯನ್ನ ಸ್ಮರಿಸುವಂತಹ ಈ ವಿಶೇಷ ಸಂದರ್ಭದಲ್ಲಿ ಶಾಸ್ತ್ರಿಯವರು ನಡೆದು ಬಂದ ಹಾದಿಯ ಕುರಿತು, ಹಾಗೆ
2: ಶಾಸ್ತ್ರಿಯವರ ಕುರಿತು ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದುಮ್ಮೇನಹಳ್ಳಿ ಹಾಸನ ಜಿಲ್ಲೆ ಇಲ್ಲಿ ಕನ್ನಡ ಉಪನ್ಯಾಸಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಯುತ MU ಸೋಮಶೇಖರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತು ಮಾತಾಡ್ತಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ಕಾರ.
2: ಸರ್, ಇವತ್ತು ಮಹಾತ್ಮ ಗಾಂಧೀಜಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಂತ್ರಿಯಾಗಿ, ಗೃಹ ಸಚಿವರಾಗಿ ಹಾಗೆ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾಗಿ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ರು ಕೂಡ ಅವರು ಸರಳತೆಯನ್ನ ಎಲ್ಲೂ ಬಿಡ್ಲಿಲ್ಲ. ಸರಳತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದವರು. ಅಂತಹ ಶಾಸ್ತ್ರಿಜಿ ಅವ್ರ ಬಗ್ಗೆ ಹೇಳ್ಬೋದಾ ಸರ್?
4: ಈ ದಿನ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಸರಳತೆಯ ಸಾಕಾರ ಮೂರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನ. ಹೀಗಾಗಿ ಈ ದಿನ ಅವರ ಜೀವನ ಮತ್ತು ಆದರ್ಶಗಳ ಬಗ್ಗೆ ಮಾತನಾಡಲು ನನಗೆ ಅತೀವ ಸಂತಸವಾಗ್ತಾ ಇದೆ. ಈ ಅವಕಾಶ ಒದಗಿಸಿಕೊಟ್ಟಂತ ನಮ್ಮ ಮೆಚ್ಚಿನ ಶಿವಮೊಗ್ಗ FM 90.8 ನ ನಿರ್ದೇಶಕರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂತ ಪವಿತ್ರ ಮೇಡಮ್ ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಶಾಸ್ತ್ರೀಜಿಯವರ ಸರಳ ಬದುಕು, ಅವರ ಜೀವನದ ವಿಧಾನಗಳನ್ನ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಭಾರತದ ಇತಿಹಾಸದಲ್ಲಿ ಅತ್ಯಂತ ಗೌರವಾನ್ವಿತ ನಾಯಕರಲ್ಲಿ ಮಂಚೂಣಿಯಲ್ಲಿ ನಿಲ್ತಕ್ಕಂಥವರು. ದೇಶದ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದರೂ ಕೂಡ ಅವರ ಜೀವನದಲ್ಲಿ ಯಾವುದೇ ಆಡಂಬರಗಳಾಗಲಿ ಮತ್ತೆ ಅಧಿಕಾರ ಸಿಕ್ಕ ನಂತರವೂ ಕೂಡ ಸರಳವಾಗಿ ಬದುಕಿದಂತ ಮಹಾನ್ ಚೇತನ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು. ಅವರ ಸರಳ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನ ಕಲಿಸಿದೆ ಅಂತಲೇ ಹೇಳಬೇಕಾಗತ್ತೆ. ಶಾಸ್ತ್ರಿಜಿ ಅವರು ಯಾವಾಗಲೂ ಹೇಳುತ್ತಿದ್ದ ಮಾತೆಂದ್ರೆ, ಮನುಷ್ಯನ ದೊಡ್ಡತನ ಅವನ ಸ್ಥಾನಮಾನದಲ್ಲಿ ಅಲ್ಲ, ಅವನ ಗುಣ ಮತ್ತು ನಡವಳಿಕೆಯಲ್ಲಿ ಇದೆ. ಎಂತಹ ದೊಡ್ಡ ಮಾತು ನೋಡಿ, ಅನುಕರಣೀಯ ಆದರ್ಶದ ಮಾತುಗಳು ಇವೆಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು 1904 ಅಕ್ಟೋಬರ್ 2 ಉತ್ತರ ಪ್ರದೇಶದ ಮುಗಲ್ಸರಾಯ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಶಾರದಾ ಪ್ರಸಾದ್ ಶ್ರೀವಾತ್ಸವ ಮತ್ತು ತಾಯಿ ರಾಮ್ ದುಲಾರಿ ದೇವಿ. ಶಾಸ್ತ್ರಿಜಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ತಮ್ಮ ತಂದೆಯನ್ನ ಕಳೆದುಕೊಳ್ತಾರೆ. ಅವರ ತಾಯಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾರೆ. ಬಡತನ ಮತ್ತು ಕಷ್ಟಗಳ ನಡುವೆಯೇ ಶಾಸ್ತ್ರೀಜಿಯವರು ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ. ಶಾಸ್ತ್ರೀಜಿಯವರು ವಾರಣಾಸಿಯ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಶಾಸ್ತ್ರಿ ಎಂಬ ಪದವಿಯನ್ನ ಪಡಿತಾರೆ. ನಂತರ ಅದನ್ನೇ ತಮ್ಮ ಹೆಸರಿನೊಂದಿಗೆ ಬಳಸಿಕೊಳ್ತಾರೆ. ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದ ಪ್ರಭಾವಿತರಾದ ಶಾಸ್ತ್ರೀಜಿಯವರು ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿಗಳು ಸೇರಿದಂತೆ ಅವರು ಹೋರಾಟಗಳಲ್ಲಿ ಭಾಗವಹಿಸ್ತಾರೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವು ಬಾರಿ ಅವರು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸ್ತಾರೆ. ಜೈಲಿನಲ್ಲಿದ್ದ ಸಮಯದಲ್ಲಿ ಅಧ್ಯಯನ ಮತ್ತು ಚಿಂತನೆಗಳನ್ನ ಮಾಡ್ತಾರೆ. 1964 ಜೂನ್ 9 ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಇವರ ಆಡಳಿತದ ಅವಧಿಯಲ್ಲಿ ಭಾರತವು ಹಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತೆ. ವಿಶೇಷವಾಗಿ 1965 ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ದೇಶದ ಜನರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ನೋಡಿ, ಅವರ ಬಾಲ್ಯದ ಜೀವನ ತುಂಬಾ ಕಷ್ಟದಲ್ಲೇ ಬಂದ್ಬಿಡುತ್ತೆ. ಬಾಲ್ಯದಿಂದಲೇ ಅವರಿಗೆ ಸರಳ ಜೀವನದ ಅಭ್ಯಾಸವಿತ್ತು. ಹಣಕಾಸಿನ ತೊಂದರೆಗಳಿದ್ದರೂ ಅವರು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಿಲ್ಲ. ಕಷ್ಟಗಳನ್ನ ಎದುರಿಸಿ ಮುಂದೆ ಸಾಗುವ ಗುಣ ಅವರಲ್ಲಿ ಬಾಲ್ಯದಲ್ಲಿಯೇ ಅವರು ಕಂಡುಕೊಂಡಿದ್ದರು. ಅವರ ಬಾಲ್ಯದ ಒಂದು ಪ್ರಸಿದ್ಧ ಘಟನೆ ನಮಗೆ ಅವರ ಸರಳತೆ ಮತ್ತು ಆತ್ಮ ಗೌರವ ಪರಿಚಯವನ್ನು ಮಾಡಿಕೊಡು. ಶಾಲೆಗೆ ಹೋಗಲು ಗಂಗಾ ನದಿಯನ್ನು ದಾಟಬೇಕಾಗಿರುತ್ತೆ. ದೋಣಿಗೆ ಹಣ ನೀಡಲು ಸಾಧ್ಯವಾಗದ ಕಾರಣದಿಂದ ಅವರು ಆ ಒಂದು ಶಾಲೆಗೆ ಹೋಗುವಾಗ ಗಂಗಾ ನದಿಯನ್ನ ಈಜಿಕೊಂಡೆ ನದಿಯನ್ನ ದಾಟಿ ಶಾಲೆಗೆ ಹೋಗ್ತಾ ಇದ್ರು. ಈ ಘಟನೆ ಅವರ ಜೀವನದ ಆರಂಭದಲ್ಲಿಯೇ ಇದ್ದ ದೃಢ ಸಂಕಲ್ಪ ಮತ್ತು ಕಷ್ಟ ಸಹಿಷ್ಣುತಾ ಗುಣವನ್ನ ನಮಗೆ ತೋರಿಸ್ತಕ್ಕಂಥದ್ದು. ಶಾಸ್ತ್ರೀಜಿಯವರ ಜೀವನದ ಅತ್ಯಂತ ಗಮನಾರ್ಹ ಗುಣವೆಂದರೆ ಅದು ಸರಳತೆ. ಪ್ರಧಾನಮಂತ್ರಿ ಆದ ನಂತರವೂ ಅವರು ಆಡಂಬರದ ಜೀವನವನ್ನ ನಡೆಸಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಜನರಂತೆ ಬದುಕಲು ಅವರು ಪ್ರಯತ್ನಿಸುತ್ತಿದ್ದರು. ಶಾಸ್ತ್ರೀಜಿಯವರು ದುಬಾರಿ ವಸ್ತುಗಳು, ವೈಭವದ ಪ್ರದರ್ಶನ ಮತ್ತು ಅನಗತ್ಯ ಖರ್ಚುಗಳನ್ನು ಇಷ್ಟಪಡುತ್ತಿರಲಿಲ್ಲ. ತಮ್ಮ ಕುಟುಂಬದವರಿಗೂ ಸರ್ಕಾರಿ ಸೌಲಭ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳಬಾರದು ಎಂದು ಕಟ್ಟುನಿಟ್ಟಾಗಿ ತಾಕೀತು ಮಾಡುತ್ತಿದ್ದರು. ಅವರ ಸರಳತೆ ಕೇವಲ ಬಟ್ಟೆ ಅಥವಾ ಆಹಾರದಲ್ಲಿ ಮಾತ್ರವಲ್ಲದೆ ಆಲೋಚನೆ, ನಡೆನುಡಿ ಮತ್ತು ಆಡಳಿತದಲ್ಲಿಯೂ ಸರಳತೆಯನ್ನ ಅಳವಡಿಸಿಕೊಂಡಿದ್ದರು. ಶಾಸ್ತ್ರೀಜಿಯವರು ಪ್ರಾಮಾಣಿಕತೆಗೆ ತುಂಬಾನೇ ಮಹತ್ವವನ್ನು ನೀಡುತ್ತಿದ್ದರು. ಅವರು ಒಮ್ಮೆ ರೈಲ್ವೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಸಂಭವಿಸಿದ ಅಪಘಾತದ ನಂತರ ಅದರ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತುಕೊಂಡು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದರು. ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಎಂದಿಗೂ ಬಳಸಿಕೊಳ್ಳುತ್ತಿರಲಿಲ್ಲ. ದೇಶದಲ್ಲಿ ಆಹಾರದ ಕೊರತೆ ಎದುರಾದ ಸಂದರ್ಭದಲ್ಲಿ ಜನರು ಮಿತವಾಗಿ ಬಳಸಿ ಧಾನ್ಯವನ್ನು ಉಳಿಸಬೇಕು ಎಂದು ಮನವಿ ಮಾಡಿದ್ದರು. ದೇಶದ ಜನರು ತ್ಯಾಗದ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳುವ ಮೊದಲೇ ತಾವೇ ಮಾದರಿಯಾಗಬೇಕು ಎಂಬುದು ಅವರ ಜೀವನದ ಪ್ರಮುಖ ಸಂದೇಶವಾಗಿತ್ತು ಮತ್ತು ಹಾಗೆ ನಡೆದುಕೊಂಡಿದ್ದರು ಕೂಡ. ನುಡಿದಂತೆ ನಡೆದು ಮಾದರಿಯಾದ ವಿಶಿಷ್ಟ ವ್ಯಕ್ತಿತ್ವ ಶಾಸ್ತ್ರಿಯವರದಾಗಿತ್ತು. ದೇಶವನ್ನು ರಕ್ಷಿಸುವ ಸೈನಿಕ ಮತ್ತು ದೇಶಕ್ಕೆ ಆಹಾರ ನೀಡುವ ರೈತ, ಈ ಇಬ್ಬರು ಭಾರತದ ಅಭಿವೃದ್ಧಿಗೆ ಮುಖ್ಯವಾದವರು ಎಂದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನ ಮೊಳಗಿಸಿದ್ದರು. ನೋಡಿ, ಸೈನಿಕರನ್ನ ಜೈ ಜವಾನ್ ಅಂದ್ರೆ ಸೈನಿಕರಿಗೆ ಜೈ, ಮತ್ತೆ ನಮಗೆ ಅನ್ನ ನೀಡ್ತಕ್ಕಂಥ ರೈತರಿಗೆ ಅವರಿಗೂ ಕೂಡ ಜೈ ಎಂಬ ಗೌರವವನ್ನು ನೀಡಿದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಶಾಸ್ತ್ರೀಜಿಯವರು ತಮ್ಮ ಕುಟುಂಬದವರಿಂದಲೂ ಕೂಡ ಸರಳ ಜೀವನದ ಮೌಲ್ಯಗಳನ್ನು ನಿರೀಕ್ಷಿಸುತ್ತಿದ್ದರು. ತಾವು ಪ್ರಧಾನಮಂತ್ರಿ ಆಗಿದ್ದರೂ ಸರ್ಕಾರಿ ಸೌಲಭ್ಯಗಳನ್ನು ವೈಯಕ್ತಿಕ ಅನುಕೂಲತೆಗಳಿಗೆ ಬಳಸಿಕೊಳ್ಳುತ್ತಿರಲಿಲ್ಲ. ಅವರ ಜೀವನವು ನೋಡಿ ಹುದ್ದೆ ದೊಡ್ಡದಾದರೂ ಮನುಷ್ಯನ ಜೀವನ ಸರಳವಾಗಿರಬೇಕು ಎಂಬುದನ್ನ ಎತ್ತಿ ತೋರಿಸಿತು. ಶಾಸ್ತ್ರೀಜಿಯವರ ಬದುಕಿನಿಂದ ನಾವುಗಳು ಕಂಡ ಹಲವು ವಿಷಯಗಳನ್ನು ಕಲಿತು ಅನುಸರಿಸಬಹುದಾದ ಅಂಶಗಳೆಂದರೆ ಸರಳವಾಗಿ ಬದುಕುವುದು, ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವುದು, ದೇಶದ ಬಗ್ಗೆ ಕಾಳಜಿಯನ್ನು ಹೊಂದುವುದು, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಹೀಗೆ ಹಲವು ವಿಚಾರಗಳನ್ನ ಅವರು ಹೊಂದಿದ್ರು. ಮತ್ತೆ ಅದನ್ನ ಬೇರೆಯವರು ಅನುಸರಿಸಬೇಕು ಅನ್ನೋ ಒಂದು ಇರಾದೆಯನ್ನು ಕೂಡ ಇಟ್ಟುಕೊಂಡಿದ್ರು. ದೇಶದ ಬಗ್ಗೆ ಕಾಳಜಿ ಹೊಂದುವುದು, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವುದು, ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು, ರೈತರು ಮತ್ತು ಸೈನಿಕರ ಸೇವೆಯನ್ನ ಗೌರವಿಸುವುದು, ಅಧಿಕಾರ ಇದ್ದಾಗ ವಿನಯದಿಂದ ನಡೆದುಕೊಳ್ಳುವುದು, ಸರಳ ಜೀವನ ಉದಾತ್ತ ಚಿಂತನ ಎಂಬ ಧ್ಯೇಯವನ್ನು ತಮ್ಮ ಜೀವನದುದ್ದಕ್ಕೂ ನಡೆದುಕೊಂಡು ಬಂದರು. ಶಾಸ್ತ್ರೀಜಿಯವರ 1966 ಜನವರಿ 11 ನಮ್ಮನ್ನಾಗಲು ಇವರಳ ಸರಳತೆ, ಪ್ರಾಮಾಣಿಕತೆ ಆದರ್ಶಗಳು ಇಂದಿಗೂ ಭಾರತೀಯರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಇವರ ಒಂದು ಸರಳತೆಗೆ ಅನೇಕ ಉದಾಹರಣೆಗಳನ್ನ ನಾವು ಕೊಡಬಹುದು. ಸರಳ ಉಡುಗೆ, ಅವರು ಸಾಮಾನ್ಯವಾಗಿ ಖಾದಿ ಬಟ್ಟೆಗಳನ್ನೇ ಧರಿಸುತ್ತಿದ್ದರು. ಆಡಂಬರದ ಉಡುಪುಗಳಿಗೆ ಅವರು ಯಾವತ್ತೂ ಕೂಡ ಮಹತ್ವವನ್ನು ಕೊಡುತ್ತಿರಲಿಲ್ಲ. ಪ್ರಧಾನ ಮಂತ್ರಿ ಆಗಿದ್ದರೂ ಕೂಡ ಸಸ್ಯಾಹಾರಿ ಆಹಾರವನ್ನು ಮಾತ್ರ ಸೇವಿಸುತ್ತಿದ್ದರು. ಆಹಾರದಲ್ಲಿ ವೈಭವಕ್ಕಿಂತ ಮಿತವ್ಯಯಕ್ಕೆ ಆದ್ಯತೆ ನೀಡುತ್ತಿದ್ದರು. ದೇಶದ ಪ್ರಧಾನ ಮಂತ್ರಿಗಳಾಗಿದ್ದರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅತಿಯಾದ ಸೌಲಭ್ಯಗಳನ್ನು ಬಳಸಿಕೊಳ್ಳದೆ ಸರಳವಾಗಿ ಬದುಕುತ್ತಿದ್ದರು. ಕುಟುಂಬಕ್ಕೆ ಕಾರಿನ ಅವಶ್ಯಕತೆ ಇದ್ದಾಗ ಬ್ಯಾಂಕಿನಿಂದ ಸಾಲ ಪಡೆದು ಕಾರು ಖರೀದಿಸಿದರು. ಪ್ರಧಾನ ಮಂತ್ರಿ ಆಗಿದ್ದರೂ ಅಧಿಕಾರವನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿರಲಿಲ್ಲ. ತಮ್ಮ ಅಧಿಕಾರದ ಸ್ಥಾನವನ್ನು ಕುಟುಂಬದ ಸದಸ್ಯರು ದುರುಪಯೋಗ ಪಡಿಸಿಕೊಳ್ಳದಂತೆ ಎಚ್ಚರಿಕೆ ವಹಿಸುತ್ತಿದ್ದರು. ಸರ್ಕಾರಿ ಹಣವನ್ನು ಸಾರ್ವಜನಿಕರ ಹಣವೆಂದು ಪರಿಗಣಿಸಿ ಅದನ್ನು ಜಾಗರೂಕತೆಯಿಂದ ಬಳಸಿಕೊಳ್ಳಬೇಕು ಎಂಬ ಮನೋಭಾವನೆಯನ್ನ ಹೊಂದಿದ್ದರು. ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದರೂ ಸಾಮಾನ್ಯ ಜನರೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದರು. ಸರಳತೆಯ ಸಾಕಾರ ಮೂರ್ತಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ನಮ್ಮ ದೇಶ ಆಹಾರ ಕೊರತೆಯ ಸಂದರ್ಭವನ್ನು ಎದುರಿಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ದೇಶವು ಸ್ವಾವಲಂಬಿ ಆಗಬೇಕು ಎಂಬ ಸದುದ್ದೇಶದಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಲು ಪ್ರೋತ್ಸಾಹ ನೀಡಿದರು. ಇವರ ಕಾಲದಲ್ಲಿಯೇ ಭಾರತದಲ್ಲಿ ಹಸಿರು ಕ್ರಾಂತಿಗೆ ಅನುಕೂಲವಾಗುವಂತ ಹಲವು ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದರು. ಅವರ ಜೀವನವು ಅಧಿಕಾರ ಮತ್ತು ಸಂಪತ್ತಿಗಿಂತ ಸೇವೆ, ಕರ್ತವ್ಯ ಮತ್ತು ನೈತಿಕ ಮೌಲ್ಯಗಳು ಮುಖ್ಯ ಎಂಬುದನ್ನ ಮನಗಂಡಿದ್ದರು. ಅವರ ರಾಷ್ಟ್ರ ಸೇವೆಯನ್ನ ಗೌರವಿಸಿ ಭಾರತ ಸರ್ಕಾರವು ಅವರಿಗೆ ಮರಣೋತ್ತರವಾಗಿ 1966 ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿ ದೇಶದ ಅತ್ಯುನ್ನತ ಪದವಿಗೇರಿದ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅಧಿಕಾರದಲ್ಲಿದ್ದರೂ ಕೂಡ ಸರಳತೆಯನ್ನ ಕಾಪಾಡಿಕೊಂಡು ಬಂದಂಥವರು. ಇವರ ಜೀವನ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಇಂಥ ಮಹನೀಯರು ನಮ್ಮ ದೇಶದಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಹಾಗೆ ಈ ಒಂದು ಸರಳತೆ, ಪ್ರಾಮಾಣಿಕತೆ ಇವನ್ನೆಲ್ಲ ಕೂಡ ನಮಗೆ ಬಿತ್ತಬೇಕು. ಇದನ್ನು ಅನುಸರಿಸಿ ನಾವು ನಡೆದಿದ್ದೆ ಆದರೆ ನಾವಾದರೂ ಕೂಡ ಅವರಿಗೆ ಕೊಡ್ತಕ್ಕಂಥ ಒಂದು ಗೌರವ ಅಂತಲೇ ಭಾವಿಸ್ತಾ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಸದಾವಕಾಶವನ್ನು ಒದಗಿಸಿಕೊಟ್ಟಂಥ ನನ್ನ ನೆಚ್ಚಿನ ಶಿವಮೊಗ್ಗ FM ನಿರ್ದೇಶಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಹಾಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಪವಿತ್ರ ಮೇಡಮ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.
2: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರಳತೆಯ ಸಾಕಾರ ಮೂರ್ತಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ, ಸರಳತೆ, ಪ್ರಾಮಾಣಿಕತೆಯ ಕುರಿತು ನಿವೃತ್ತ ಕನ್ನಡ ಉಪನ್ಯಾಸಕರಾದಂತಹ ಶ್ರೀಯುತ MU ಸೋಮಶೇಖರ್ ಸರ್ ಅವರು ಮಾತಾಡಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ಪರಿಸರ ಅಧ್ಯಯನ ಕೇಂದ್ರದ ದಿನೇಶ್ ಹೊಸನಗರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನ ತಿಳಿಸಿಕೊಡ್ತಾರೆ. ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇಂದಿನ ಯುಗಕ್ಕೆ ಗಾಂಧೀಜಿ ಮತ್ತು ಶಾಸ್ತ್ರಿಗಳ ತತ್ವ, ಆದರ್ಶ ಮತ್ತೆ ಅವರ ಸರಳ ಜೀವನ ಪ್ರಸ್ತುತತೆ ಇಲ್ವೇ ಎನ್ನುವುದು ರಾಷ್ಟ್ರದಾದ್ಯಂತ ನಡೆಯುವಂತಹ ಒಂದು ಚರ್ಚೆ, ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್?
5: ಗಾಂಧೀಜಿ ಮತ್ತು ಶಾಸ್ತ್ರಿಯವರ ತತ್ವ, ಆದರ್ಶಗಳು ಮತ್ತು ಸರಳ ಜೀವನ ಇವತ್ತಿಗೂ ನಿರಂತರವಾಗಿ ಚರ್ಚೆಯಲ್ಲಿ ಇದೆ ಅಂತ ಆದ್ರೆ ಅದು ನಮಗೆ ಆ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತಾನೆ. ಯಾಕೆ ಅಂತ ಹೇಳಿದ್ರೆ ಈ ವಿಚಾರ ನಿರಂತರ ನಡೀತಾ ಇದೆ ಅಂತ ಹೇಳಿದ್ರೆ ಜನ ಇವತ್ತು ಅದ್ರ ಬಗ್ಗೆ ಮಾತಾಡ್ತಿರಂದ್ರೆ ಶಾಸ್ತ್ರಿಯನ್ನು ಒಪ್ಕೊಂಡಿದ್ದಾರೆ ಅಂತ, ಅವರ ಜೀವನ ಸಿದ್ಧಾಂತವನ್ನು ಒಪ್ಕೊಂಡಿದ್ದಾರೆ ಅಂತ. ಅವರು ಸ್ವಾಭಿಮಾನ ಮತ್ತು ಸರಳತೆ ಈ ದೇಶದ ಆತ್ಮ ಅಂತ ಒಪ್ಕೊಂಡಂತ ಇಬ್ರು ನಾಯಕರು, ಇಬ್ರು ಅದನ್ನ ಒಪ್ಕೊಂಡವರು. ಅನೇಕ ಮಹಾನ್ ನಾಯಕರು ಸಹ ಇದನ್ನ ಒಪ್ಕೊಂಡಿದ್ದರು. ಅದನ್ನು ಒಪ್ಕೊಂಡು ಅದ್ರ ಮೇಲೆ ಇವರು ತಮ್ಮ ದೇಶ ಮುನ್ನಡೆಸುವ ವೇದಿಕೆಯನ್ನು ಕಟ್ಕೊಂಡು ಅಲ್ಲಿಂದನೇ ಮುಂದೆ ಹೋಗ್ತಾರೆ. ಅವ್ರು ಪ್ರಥಮವಾಗಿ ಇಬ್ರು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಾವು ಮಾತಾಡಬಾರ್ದು, ಅನುಸರಣೆ ಮಾಡಬೇಕು ಅಂತ. ಅನುಸರಣೆ ಮಾಡಿ ಮಾತಾಡಿದ್ರೆ ಜಗತ್ತು ಒಪ್ಕೊಳ್ತಾರೆ, ಅದನ್ನೇ ಮಾಡಿದ್ದಾರೆ. ಅವರು ಸಹ, ಗಾಂಧೀಜಿಯವರು ಸಹ ಅತ್ಯಂತ ಸರಳತೆಯ ಬದುಕನ್ನ ಮತ್ತೆ ಸ್ವಾಭಿಮಾನವನ್ನ ತಮ್ಮಲ್ಲಿ ಇಟ್ಕೊಂಡೇ ಆ ವೇದಿಕೆಯನ್ನು ಮುಂದೂಡಿದ್ದಾರೆ. ಹಾಗೆಯೇ ದೇಶದ ಪ್ರಧಾನಿಯಾಗಿದ್ದರೂ ಸಹ ಇವರು ಅಷ್ಟೇ ಸರಳವಾಗಿ ಮತ್ತು ಸ್ವಾಭಿಮಾನದಿಂದ ಬದುಕೋದು ಹೇಗೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟರು. ಶಾಸ್ತ್ರಿಯವರು ಪ್ರಧಾನಿಯಾಗಿದ್ದ ಕಾಲ ಅಷ್ಟು ಸುಲಭದಿಲ್ಲ. ಭಾರತ ತುಂಬಾ ಸಂಕಷ್ಟದ ಕಾಲದಲ್ಲಿ ಪ್ರಧಾನಿಯಾಗಿ ಬಂದವರು. ಒಂದು ಕಡೆಯಲ್ಲಿ ದೇಶದ ಆಹಾರದ ಕೊರತೆ ಆಗ್ತಿದೆ, ದೇಶದಲ್ಲಿ ಬಡತನ ಹೆಚ್ಚುತ್ತಿದೆ, ನಿರುದ್ಯೋಗ ಹೆಚ್ಚುತ್ತಿದೆ. ಮತ್ತೊಂದು ಕಡೆಯಲ್ಲಿ ದೇಶದ ಮೇಲೆ ಯುದ್ಧದ ಕಾರ್ಮೋಡ, ಯುದ್ಧ ನಡೀತಿದೆ. ಈ ಎರಡು ಸಂದರ್ಭವನ್ನು ಸಮಾನವಾಗಿ ನಿಭಾಯಿಸಿ ಇಡೀ ಭಾರತವನ್ನ ಮತ್ತೊಮ್ಮೆ ಚೇತರಿಕೆ ಕೊಟ್ಟಿದ್ದು ಹೇಗೆ ಅದನ್ನ ಗಮನಿಸಿದ್ರೆ, ಅವರ ಸರಳತೆಯ ಬದುಕು, ಸ್ವಾಭಿಮಾನದ ಮನಸ್ಸು, ಇದೆರಡೂ ಸಹ ಅವರಲ್ಲಿ ಅತ್ಯಂತ ದೃಢವಾದ ಮನಸ್ಥಿತಿಯನ್ನ ಬೆಳೆಸಿರುವಂಥದ್ದು. ಆ ದೃಢವಾದ ಮನಸ್ಥಿತಿಯಿಂದ ದೇಶದ ಅಂತರಾಳವನ್ನು ಅರಿತು ಅದಕ್ಕೆ ಬೇಕಾದಂತಹ ಕೆಲವು ನಿರ್ಧಾರಗಳು ತೆಗೆದುಕೊಳ್ಳುವ ಮೂಲಕ ಆ ಇಡೀ ದೇಶವನ್ನ ಮತ್ತೊಮ್ಮೆ ಜಾಗೃತಗೊಳಿಸಿ ಎಚ್ಚರಿಸಿದಂತ ವ್ಯಕ್ತಿ ಶಾಸ್ತ್ರಿಯವರು. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ದೇಶವನ್ನ ಮುನ್ನುಡಿಸಿದಂತ ಮಹಾನ್ ನಾಯಕನ ಚೇತನ ಅಥವಾ ಅವರ ಆದರ್ಶ ಈಗಲೂ ನಮ್ಗೆ ಅಗತ್ಯ ಇಲ್ವಾ? ಇಂದಿನ ಅನೇಕ ಯುವ ಜನರು ಎದುರಿಸ್ತಿರುವ ಸಮಸ್ಯೆಗಳಿಗೆ ಇವರ ಹತ್ರ ಉತ್ತರ ಇದೆಯಲ್ವಾ? ಹಾಗಾಗಿ ಶಾಸ್ತ್ರಿಯವರು ಇಂದೂ ಸಹ ಪ್ರಸ್ತುತವಾಗಿ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಇರಬೇಕಾಗಿರುವಂಥದ್ದು. ಇಂದಿನ ಸ್ಥಿತಿಯಲ್ಲೂ ಸಹ ಶಾಸ್ತ್ರೀಯ ತತ್ವ ಆದರ್ಶಗಳು ನಮಗೆ ಬೇಕು ಅಂತ. ಇವತ್ತು ಸರಳವಾಗಿ ತಮ್ಮ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಅವರನ್ನ ಬೇರೆ ರೀತಿ ನೋಡುವಂತ ಒಂದು ಮನಸ್ಥಿತಿ ಇದೆ. ಆದ್ರೆ ಶಾಸ್ತ್ರಿಯವರು ಸರಳತೆ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸರಳತೆ ಅಂದ್ರೆ ಅದು ದೌರ್ಬರ್ಯ ಅಲ್ಲ, ಅದು ಅವಮಾನ ಅಲ್ಲ. ಸರಳತೆ ಅಂತ ಹೇಳಿದ್ರೆ ಅದು ನಮ್ಮ ಸ್ವಾಭಿಮಾನ, ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸ್ತದೆ. ಜೊತೆಗೆ

0: ಉಪವಾಸ ಇದ್ದು ಉಳಿದವರಿಗೂ ಉಪವಾಸ ಇರ್ಲಿಕ್ಕೆ ಹೇಳುದು. ಆ ಮೂಲಕ ದೇಶದಲ್ಲಿ ಸಮೃದ್ಧಿಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ. ಜೊತೆಗೆ ತಾನು ಹೆಚ್ಚು ಸರಳವಾಗಿದ್ದಾಗ ಬೇರೆಯವರು ಅದನ್ನು ಅನುಸರಿಸಬಹುದು ಅಂತ. ಹಾಗೆ ಸರಳವಾಗಿ ತಾವಿದ್ದು ಬೇರೆಯವರು ಅದನ್ನು ಅನುಸರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ದೇಶದ ತುಂಬಷ್ಟು ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ನಂಬಿಕೊಂಡು ಇವತ್ತು ಯೋಚನೆ ಮಾಡಿ, ನಾವು ಬೇರೆಯವರು ಏನೋ ಮಾಡಿದ್ದಾರೆ ಅಂತ ನಾವು ಮಾಡಕ್ ಹೋಗಿ ನಾವು ದೊಡ್ಡ ಸಾಲದ ಸುಳಿಯಲು ಸಿಕ್ಕಾಕೊಳ್ತಾವೆ. ಅವ್ರು ತುಂಬಾ ಚೆನ್ನಾಗಿ ಇನ್ನೊಂದ್ ಕಡೆ ಗಾಂಧೀಜಿಯವರು ಹೇಳ್ತಾರೆ, ಸರಳತೆಗೆ ಹೆಚ್ಚು ಶಕ್ತಿ ಇದೆ, ಅದೇ ನಿಮ್ಮ ಐಷಾರಾಮಿಗೆ ಹೆಚ್ಚು ಶಕ್ತಿ ಇಲ್ಲ. ಸರಳತೆ ಹೆಚ್ಚು ಗಟ್ಟಿಯಾಗಿರುತ್ತೆ, ಅದು ಮನಸ್ಸನ್ನು ಗಟ್ಟಿ ಮಾಡಿಕೊಡುತ್ತೆ ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಸತ್ಯ ಸಹ ಹೌದು. ಯಾಕೆಂತ ಹೇಳಿದ್ರೆ ನೋಡಿ, ತುಂಬಾ ಸಮಯದಲ್ಲಿ ನಾವು ಬೇರೆ ಯಾರ್ದೋ ಮೇಲೆ ಫ್ರಿಡ್ಜ್ ಬಂದಿದೆ, ಅವ್ರ ಮೇಲೆ ಅದಿದೆ ಇದಿದೆ ಅಂತೇಳಿ ನಾವು ಅದನ್ನ ಮಾಡ್ಕೊಳಕ್ ಹೋಗಿ ನಾವು ದೊಡ್ಡ ಸಾಲಗಾರರಾಗಿ ಹಿಂಸೆ ಪಡ್ತಾ ಇದ್ದೀವಿ. ಎರಡನೇದಾಗಿ, ನಮ್ಮ ಹತ್ರ ಅದಿದೆ ಇದಿದೆ ಜಾಸ್ತಿ ಆದ್ಮೇಲೆ ನಾವು ಇಡೀ ನಮ್ಮ ಒಳ್ಳೆಯ ಆಯುಷ್ಯವನ್ನ ಜೀವನವನ್ನ ನಾವು ಹಣದ ಹಿಂದೆ ಓಡ್ತಾ ಓಡ್ತಾನೆ ಅದನ್ನ ಬೇಕು ಬೇಕು ಅಂತಾನೆ ಹೋಗ್ತೀವಿ. ಅವಶ್ಯಕತೆ ಅಂತೇಳಿ ಅವಶ್ಯಕತೆ ಹಿಂದೆ ಓಡ್ತಾ ಓಡ್ತಾ ಓಡ್ತಾ ಓಡ್ತಾ ನಾವು ಅದನ್ನ ಆಸೆಯ ಹಿಂದೆ ಬಿದ್ದು ಹೋಗಿರ್ತೀವಿ, ಗೊತ್ತೇ ಆಗೋದಿಲ್ಲ. ಆ ತರದ ಸ್ಥಿತಿ ನಾವು ಇವತ್ತು ತಲುಪಿದೀವಿ. ಹಾಗಾಗಿ ನಮ್ಗೆ ಅದನ್ನ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ, ಅದನ್ನ ಉಳಿಸ್ಕೊಳ್ಲಿಕ್ಕಾಗಿ ಮತ್ತೆ ಹೋರಾಟ. ಒಟ್ಟು ಇಡೀ ಜೀವನದಲ್ಲಿ ನಾವು ನೆಮ್ಮದಿಯ ಬದುಕನ್ನೇ ಕಾಣದಿದ್ದಂಗೆ ಆಗುತ್ತೆ. ಅದನ್ನೇ ಶಾಸ್ತ್ರಿಗಳು ಮತ್ತೆ ಹೇಳ್ತಾರೆ, ನೀವು ಸರಳವಾಗ್ತಾ ಬಂದಷ್ಟು ನೀವು ಹೆಚ್ಚು ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗಿದ್ದಾರೆ. ಅವ್ರದ್ದು ಅವ್ರ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ತೋರಿಸಿದ್ದಾರೆ.
1: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ನಮ್ಗೆ ಕೇವಲ ಒಬ್ಬ ಮಾಜಿ ಪ್ರಧಾನಿಯಾಗಿ ಮಾತ್ರವಲ್ಲ, ಸತ್ಯ ಪ್ರಾಮಾಣಿಕತೆ ಸರಳತೆಯ ಸಾಕಾರ ಮೂರ್ತಿಯಾಗಿ ನೆನಪಿನಲ್ಲಿ ಉಳಿತಾರೆ. ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ರೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಕಟ್ಟುನಿಟ್ಟಾದ ತತ್ವಗಳನ್ನ ಪಾಲಿಸಿದಂತಹ ಶಾಸ್ತ್ರಿಗಳ ಜೀವನ ನಮ್ಗೆಲ್ಲರಿಗೂ ಎಂದೆಂದಿಗೂ ಕೂಡ ದಾರಿದೀಪ ಅಂತ ಹೇಳ್ಬೋದು. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯೊಂದಿಗೆ ದೇಶವನ್ನ ಮುನ್ನಡೆಸಿದ ಈ ಮಹಾನ್ ಚೇತನಕ್ಕೆ ನಮ್ಮೆಲ್ಲರ ಪ್ರಣಾಮಗಳನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ.
2: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಮಸ್ಕಾರ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮ. ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಇಂದು ವಿಶೇಷ ಸಂವಾದ. ಈ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರು ನಡೆಸಲಿರುವ ವಿಶೇಷ ಸಂವಾದ ಇದಾಗಿದೆ. ರಂಗ ಶಿಕ್ಷಣ, ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಕುರಿತು ಅವರ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಬನ್ನಿ ಸಂವಾದವನ್ನು ಆಲಿಸೋಣ.
1: ಸ್ನೇಹಿತರೆ, ರೇಡಿಯೋ ಶಿವಮೊಗ್ಗ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೆ. ಇದಕ್ಕೆ ಮೂಲ ಕಾರಣ ಮಿತ್ರರಾದಂಥ ನಾ ಶ್ರೀನಿವಾಸ್ ಅವರು. ಅವರ ಚಿಂತನೆಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾನೆ ಇದೆ, ವಿಶೇಷವಾಗಿ ರಂಗ ಶಿಕ್ಷಣದಲ್ಲಿ ವಿಶೇಷವಾಗಿ ನಡೀತಾ ಇದೆ. ರಂಗ ಶಿಕ್ಷಣವನ್ನು ನಮ್ಮ ಮುಖ್ಯಧಾರೆಗೆ ಹೇಗೆ ತರ್ಬೋದು, ಮುಖ್ಯಧಾರೆ ಶಿಕ್ಷಣ ಏನಿದೆ ಇದರ ಜೊತೆಗೆ ಹೇಗೆ ಅದನ್ನು ಒಳಗೊಂಡಾಗಿ ಹೇಗೆ ಮಾಡ್ಬೋದು ಅನ್ನೋಂಥ ಒಂದಷ್ಟು ಚಿಂತನ ಮಂಥನಗಳು ಅವ್ರದ್ದು ನಡೀತಾನೆ ಇರ್ತದೆ, ಸಂಶೋಧನೆಗಳು ನಡೀತಾ ಇರ್ತದೆ. ಸೊ ಈ ದಿಸೆಯಲ್ಲಿ ಈಗ ಹೊರಹೊಮ್ಮಿರುವಂಥದ್ದು ಅವರ ಒಂದು ವಿಶೇಷವಾದಂಥ ವಿಚಾರ ಹೇಳಿದ್ರೆ, ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಬಲತೆ ಮತ್ತು ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಅನ್ನುವಂಥ ಒಂದು ವಿಶೇಷವಾದಂಥ ಟೈಟಲ್ನಲ್ಲಿ ಅವರು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಸ್ವಾಗತ ಕೋರ್ತೇನೆ. ನಿಮಗೀಗಾಗಲೇ ಶ್ರೀನಿವಾಸ್ ಅವರು ಯಾರು ಅಂತ ಗೊತ್ತಿದೆ. ಈಗಾಗಲೇ ನಾನು ಈಗಾಗಲೇ ಹೇಳಿದ ಹಾಗೆ ಶ್ರೀನಿವಾಸ್ ಅವರು ರಂಗ ಶಿಕ್ಷಣದಲ್ಲಿ ವಿಶೇಷ ಪರಿಣತಿಯನ್ನು ಪಡ್ಕೊಂಡಿರೋವಂಥವ್ರು. ರಂಗ ಶಿಕ್ಷಣಕ್ಕೆ ಬೇಕಾಗಿರುವಂಥ ಬಹಳಷ್ಟು ಪಠ್ಯಗಳನ್ನು ಸಹಿತ ರಚನೆ ಮಾಡಿದಂಥವರು. ಅವರನ್ನು ನಿಮ್ಮ ಎಲ್ಲರ ಪರವಾಗಿ ಈ ಒಂದು ಸೆಷನ್ಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ ಶ್ರೀನಿವಾಸ್ ಜಿ. ನಮಸ್ತೆ. ಈಗ ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಬಲತೆ ಮತ್ತು ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ, ನಿಮ್ಮ ವಿಚಾರಗಳನ್ನು ಇವತ್ತು ಪ್ರಥಮ ಒಂದು ಸಂಚಿಕೆಯಾಗಿ ಏನೆಲ್ಲ ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕಿದ್ದೀರಿ, ನಿಮಗೆ ಸ್ವಾಗತ.
2: ನಮಸ್ಕಾರ. ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಬಲತೆ ಮತ್ತು ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಅಂತ ಯೋಚನೆ ಮಾಡೋಕ್ಕಾಗ ನನಗೆ ಭಾಳಷ್ಟು ನೆನಪಾಗಂಥದ್ದು, ಗಾಂಧೀಜಿಯವ್ರನ್ನ ಅತ್ಯಂತ ಪ್ರಬಲವಾಗಿ ಅವರ ಬಾಹ್ಯವಾಗಿ ಏನು ಅನುಕರಣೆ ಮಾಡ್ತಾಯಿದ್ರು ಅದನ್ನು ಬದಲಾಯಿಸಿದಂಥ ಸಮರ್ಥವಾದಂಥ ಒಂದು ಲೇಖನ ಅಂಟು ದಿಸ್ ಲಾಸ್ಟ್ ಅನ್ನೋದನ್ನು ನಾವು ಮರಿಬಾರ್ದು.
1: ಸತ್ಯ ಸತ್ಯ ಸತ್ಯ.
2: ಯಾಕಂದರೆ ಅಂಟು ದಿಸ್ ಲಾಸ್ಟು ಕೇವಲ ಒಂದು 2.5 ಗಂಟೆಗಳ ಪ್ರಯಾಣದಲ್ಲಿ ಒಂದು ದೇಶದಿಂದ ಬ್ಯಾರಿಸ್ಟರ್ ಆಗಬೇಕು ಅಂತ ಬಂದಂಥ ವ್ಯಕ್ತಿಯ ಒಂದು ಬಾಹ್ಯ ಆಲೋಚನೆ ಅಥವಾ ಲೌಕಿಕ ಆಲೋಚನೆಗಳನ್ನ ಆಧ್ಯಾತ್ಮಿಕ ಚಿಂತನೆಯಾಗಿ ಪರಿವರ್ತಿಸಬಲ್ಲಂಥ ಆ ಕೃತಿ ಏನು ಅಂತ ನೋಡಿದಾಗ ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆ ಮತ್ತು ರಂಗ ಶಿಕ್ಷಣಕ್ಕೆ ಇರತಕ್ಕಂಥ ಹಿನ್ನೆಲೆಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ಕಾಂಗ್ರುಯೆನ್ಸಿ ಸಮಾನಶೀಲತೆ ಕಂಡುಬರುತ್ತೆ ಅನ್ನೋದು ಮೊದಲಿಂದಲೂ ನಾನು ಆಲೋಚನೆ ಮಾಡ್ತಾ ಇದ್ದಂಥ ಸಂಗತಿ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನತಕ್ಕಂಥದ್ದು ಭಾಳ ಪ್ರಬಲವಾಗಿ ಪ್ರಚಾರ ಆಗಿ ಜಾಹೀರಾತುಗಳಲ್ಲಿ ಬಂದು ಧಾರಾವಾಹಿಗಳಲ್ಲೂ ಸೇರಿಕೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ಗುರುಮುಖೇನ ಅಥವಾ ನ್ಯಾಚುರಲ್ ಇಂಟೆಲಿಜೆನ್ಸ್ನ ಎಂಪವರ್ಮೆಂಟ್ನ ತೆಗೆದುಹಾಕತಕ್ಕಂಥ ತಳ್ಳಿ ಹಾಕತಕ್ಕಂಥ ಕೀಳಾಗಿ ನೋಡ್ತಕ್ಕಂಥ ಶ್ರಮ ಸಂಸ್ಕೃತಿಯನ್ನೇ ತಿರಸ್ಕಾರ ಮಾಡತಕ್ಕಂಥ ಈ ಒಂದು ವಾತಾವರಣದಲ್ಲಿ ಶ್ರಮ ಸಂಸ್ಕೃತಿಯನ್ನೇ ಆಧರಿಸಿರ್ತಕ್ಕಂಥ ಗಾಂಧೀಜಿಯವರ ಚಿಂತನೆಗೂ ಶ್ರಮ ಸಂಸ್ಕೃತಿಯನ್ನೇ ಆಧರಿಸಿರ್ತಕ್ಕಂಥ ಅಂಟು ದಿಸ್ ಲಾಸ್ಟ್ ಚಿಂತನೆಗೂ ಶ್ರಮ ಚಿಂತನೆಯೇ ಆಧರಿಸಿರ್ತಕ್ಕಂಥ ರಂಗ ಶಿಕ್ಷಣಕ್ಕೂ ಇರತಕ್ಕಂಥ ಒಂದು ಅನಿವಾರ್ಯ ಸಂಬಂಧಗಳು ಅಥವಾ ಅನಿವಾರ್ಯ ಇವತ್ತಿನ ಅವಶ್ಯಕತೆಗಳು ಇದರ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ರಂಗ ಶಿಕ್ಷಣದಲ್ಲಿರೋ ಅಂಶಗಳೂ ಒಂದೇ, ಅಂಟಲ್ ದಿಸ್ ಲಾಸ್ಟ್ಲಿರೋ ಅಂಶಗಳು ಒಂದೇ, ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಅಂಶಗಳು ಒಂದೇ ಆದಾಗ ಇದನ್ನು ಹಂಚಿಕೊಳ್ಳೋದಲ್ಲಿ ತಪ್ಪೇನು ಅನಿಸಿ ನಿಮ್ಮ ಮುಂದೆ ಬಂದಿದ್ದೀನಿ.
1: ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆ್ಯಕ್ಚುಲಿ ನೀವು ಹೇಳಿದಾಗೆ ಈಗೆಲ್ಲ ನಾವು ಬದುಕ್ತಾ ಇರೋಂಥ ಜಗತ್ತಿದೆಯಲ್ಲ, ಎಲ್ಲ ಎಐ ಜಗತ್ತು, ಪ್ರತಿಯೊಂದಕ್ಕೂ ಎಐನ ಟಚ್ ಮಾಡ್ತಾ ಇದ್ದೇವೆ. ಆದರೆ ನಿಜವಾದ ಐ ಕ್ಯೂ ಇದೆಯಲ್ಲ, ಇ ಕ್ಯೂ ಇದೆಯಲ್ಲ, ಅವೆಲ್ಲವನ್ನು ಪಕ್ಕಕ್ಕೆ ಸರಿಸಿಬಿಟ್ಟಿದ್ದಾವೆ ಈಗ. ಸೊ ಅದಕ್ಕೆ ಹೆಚ್ಚು ಏನು ವ್ಯಾಲ್ಯೂ ಸಿಗ್ತಾ ಇಲ್ಲ ಈಗ. ಸೊ ಅದನ್ನು ಮಾಡದೇ ಇದ್ದರೆ ಆ್ಯಕ್ಚುಲಿ ಎಐ ಇದೆಯಲ್ಲ, ಇದು ಸುಸ್ಥಿರವಾದಂಥದ್ದಲ್ಲ, ಇದು ಇದು ಯಾವಾಗಲೂ ಚಲನಶೀಲ ಇರೋವಂಥದ್ದು, ಈಗಿದ್ದದ್ದು ನಾಳೆ ಇರಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಮಗೆ ಬೇಕಾಗಿರೋಂಥದ್ದು ಇ ಕ್ಯೂ, ಇದು ಐ ಕ್ಯೂ, ಇವೆಲ್ಲವೂ ಸಹಿತ ಇರುವಂಥದ್ದು ವ್ಯಕ್ತಿಗತವಾಗಿರುವಂಥದ್ದು. ಸೊ ಇದನ್ನು ನಾವು ರೂಢಿಗತ ಮಾಡಿಸಿದರೆ ವ್ಯಕ್ತಿಗಳು ಸಮಾಜ ಸುಸ್ಥಿರವಾಗಿ ಮುನ್ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ನಂಬಿಕೆ ನಮಗೂ ಇದೆ.
2: ಅಲ್ಲ, ಯಾಕಂದರೆ ಎರಡು ಅಂಶಗಳನ್ನ ನಾವು ಗುರುತಿಸಬೇಕಾಗುತ್ತೆ, ತೃಪ್ತ ಸಮಾಜ ಮತ್ತು ತಪ್ತ ಸಮಾಜ ಅನ್ನೋದು.
1: ಬ್ಯೂಟಿಫುಲ್ ಇದು ಕಾನ್ಸೆಪ್ಟ್.
2: ಯಾಕಂದರೆ ಅಂಟು ದಿಸ್ ಲಾಸ್ಟು ಹೇಳ್ತಕ್ಕಂಥ ಚಿಂತನೆ ತೃಪ್ತ ಸಮಾಜದ ನಿರ್ಮಾಣ. ರಂಗಭೂಮಿಯ ಭರತನ ನಾಟ್ಯಶಾಸ್ತ್ರದ ಕಾಲದಿಂದನೂ ನಾಲ್ಕು ವೇದಗಳು ಅರ್ಥವಾಗದೇ ಇರತಕ್ಕಂಥ ಯಾವ ಶ್ರೀಸಾಮಾನ್ಯನಿರ್ತಾನೆ, ಶಮಸಂಪ್ರಿಯ ಜನ ಇರ್ತಾರೆ, ಅವರಿಗೆ ವೇದಗಳ ಸಾರವನ್ನು ತಿಳಿಸಿ ವೇದದ ಮಹತ್ವವನ್ನು ಅವರು ಅಳವಡಿಸ್ಕೋಬೇಕು, ಅವರು ಕೂಡ ತೃಪ್ತಿಯಿಂದ ಬದುಕಬೇಕು ಅನ್ನತಕ್ಕಂಥದ್ದು ರಂಗ ಶಿಕ್ಷಣದ ಉದ್ದೇಶ. ಮಹಾತ್ಮ ಗಾಂಧೀಜಿಯವರ ಅಲ್ಟಿಮೇಟ್ ಉದ್ದೇಶವೂ ಕೂಡ ಇದ್ದಿದ್ದು ಒಂದು ತೃಪ್ತ ಸಮಾಜದ ನಿರ್ಮಾಣ ಒಂದೇ ಪರಿಹಾರ. ತಪ್ತಕ್ಕೆ ಯಾವತ್ತೂ ಅಂತ್ಯ ಇರೋದಿಲ್ಲ. ಕಂಪೇರ್ ಮಾಡಿಕೊಂಡು ಒಬ್ರಿಗೊಬ್ರು ಕಿತ್ತಾಡಿಕೊಂಡು ಅವ್ರ ಮೇಲೂ ಇವ್ರು ಕೇಳುವಂಥ ಅಂತರಗಳ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಅಂಶನ ಗಮನಿಸಿದಾಗ ಆ್ಯಕ್ಚುಲಿ ಕೃತಕತೆಯನ್ನೇ ಅದ್ಭುತ ಅನ್ನತಕ್ಕಂಥದ್ದನ್ನು ರಂಗಭೂಮಿ ಯಾವತ್ತೋ ತಿರಸ್ಕರಿಸಿದೆ.
1: ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅದು ರಿಯಾಲಿಟಿನೇ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ.
2: ಕೃತಕತೆಯ ಆವರಣದಲ್ಲಿ ಸ್ವಾಭಾವಿಕತೆಯನ್ನು ತೋರಿಸುವತಕ್ಕಂಥದ್ದು ರಂಗಭೂಮಿಯ ಗುರಿ.
1: ಸತ್ಯ.
2: ಯಾಕಂದರೆ ಒಂದು ಕಲ್ಪನೆ, ಕಲ್ಪನೆಯು ಕೂಡ ಸ್ವಾಭಾವಿಕವಾಗಿ ಹುಟ್ಟತಕ್ಕಂಥದ್ದು. ಭ್ರಮೆಗಳಿಗೂ ಕಲ್ಪನೆಗೂ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸ್ಬೇಕು. ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಕ್ಕಂಥ ಏನಂದರೆ ಭ್ರಮೆಗಳೇ ಎಲ್ಲವೂ ಅನ್ನತಕ್ಕಂಥದ್ದು. ಒಂದು ಭ್ರಮಾಧೀನ ಬದುಕನ್ನು ನಿರ್ಮಾಣ ಮಾಡೋ ಬದಲು ಭ್ರಮೆಯ ಆವರಣದಲ್ಲಿ ಸ್ವಾಭಾವಿಕ ಕಲ್ಪನೆಗಳ ಉತ್ಪನ್ನಕ್ಕೆ ಅವಕಾಶ ಕೊಡೋ ಒಂದು ಪೂರಕವಾದಂಥ ಅಂಶ ಆಗಬೇಕಾಗಿರೋದ್ರಿಂದ ಮತ್ತೆ ಮಹಾತ್ಮ ಗಾಂಧೀಜಿಯವರು ರೆಲೆವೆಂಟ್ ಆಗ್ತಾರೆ. ಅಂಟು ದಿಸ್ ಲಾಸ್ಟ್ ಅವರು ಅಂಟು ದಿಸ್ ಲಾಸ್ಟ್ ಅನ್ನತಕ್ಕಂಥದ್ದು ಎಲ್ಲೋ ಎಷ್ಟಿ ಲಾಸ್ಟ್ ಆಗಬಾರ್ದು, ಎಲ್ಲೇ ಎಷ್ಟಿ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಯಾವುದೇ ಪೀಳಿಗೆಯ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಮಾನ ಅವಕಾಶಗಳು, ಸಮಾನವಾದಂಥ ಬೆಳವಣಿಗೆ, ಪೂರಕ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಂಗಭೂಮಿ ಪ್ರದರ್ಶಕ ಕಲೆಯಾಗಿ ತತ್ಕ್ಷಣದಲ್ಲಿ ವಿಫಲತೆ ಕಾಣ್ತಾ ಇದ್ರು, ಪ್ರಕ್ರಿಯೆಯ ಸತ್ಯ ಮಾತ್ರ ಯಾವತ್ತೂ ಸಾರ್ವಕಾಲಿಕ ಅನ್ನತಕ್ಕಂಥ ಮರಿಬಾರದು ಅನ್ನೋ ದೃಷ್ಟಿಯಿಂದ ಈ ಸರಣಿಯಲ್ಲಿ ಭಾಗವಹಿಸೋದಕ್ಕೆ ನಂಗೆ ಭಾಳ ಸಂತೋಷ ಆಗ್ತದೆ.
1: ಇಲ್ಲ, ತುಂಬ ಅದ್ಭುತವಾದಂಥ ವಿಷಯಗಳನ್ನು ಮಂಡಿಸ್ತಾ ಇದ್ದೀರಿ. ಇದು ನಮ್ಮ ನಿಮ್ದು ಅಷ್ಟೇ ಅಲ್ಲ, ಅಂದರೆ ನೀವು ಹೇಳಿದಾಗೆ ಅಂಟು ದಿ ಲಾಸ್ಟ್ ತುಂಬ ಹಿಂದಿನದ್ದು, 100 ವರ್ಷಗಳ ಹಿಂದಿನ ಕತೆ ಅದು. ಸೊ 100 ವರ್ಷಗಳ ಹಿಂದೆ ಈ ಥರದ ಚಿಂತನೆಗಳು ಆರಂಭ ಆಗಿ ಅದು ನಮ್ಮ ಗಾಂಧಿಯವರ ಮೇಲೆ
2: ಪರಿಣಾಮ
1: ಬೀಳಿ ಅವರು ಅದನ್ನು ಜಾರಿಗೆ ತರಲಿಕ್ಕೆ ಅವ್ರದ್ದೇ ಆದಂಥ ಒಂದು ಶಿಕ್ಷಣ ವಿಧಾನವನ್ನು ಸಹಿತ ಜಾರಿಗೆ ತಂದದ್ದಿದೆ. ಅದೆಲ್ಲ ಎಲ್ರಿಗೂ ಗೊತ್ತಿರುವಂಥದ್ದು, ನೈ ತಾಲೀಮ್ ಅನ್ನೋಂಥದ್ದು. ಸೊ ಅದರಲ್ಲಿ ಮನಸ್ಸು, ದೇಹ ಮತ್ತು ಹೃದಯ, ಸೊ ಇವೆಲ್ಲವೂ ಹೇಗೆ 3 H's ಜೋಡಿಸೋದು, ಜೋಡಿಸಿದರೆ ಮಾತ್ರ ಸರಿಯಾದ ಶಿಕ್ಷಣ ಆಗ್ತದೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ಗಾಂಧೀಜಿಯವರು ಏನು ಇವತ್ತು ನಯಾತಿಲಮನ್ನು ಜಾರಿಗೆ ತಂದರು ಮತ್ತು ಸಾಕಷ್ಟು ಕಡೆ ಅದನ್ನು ಅನುಷ್ಠಾನಕ್ಕೂ ತಗೊಂಡ್ರು. ಸ್ವತಂತ್ರ ಭಾರತದಲ್ಲೂ ಸಹಿತ ಆರಂಭದ ದಿನಗಳಲ್ಲಿ ಶಿಕ್ಷಣದಲ್ಲೂ ಸಹಿತ ಬೇಸಿಕ್ ಎಜುಕೇಷನ್ ಅಂತೇಳಿ
2: ಮೂಲ ಶಿಕ್ಷಣ
1: ಅನ್ನುವಂಥ ಹೆಸರಿನಲ್ಲಿ ತುಂಬ ಶಾಲೆಗಳು ಭಾರತದಾದ್ಯಂತ ಒಂದಷ್ಟು ಮೂಲ ಶಿಕ್ಷಣ ಶಾಲೆಗಳು ತೆರೆದು ಅಲ್ಲಿ ಮನಸ್ಸಿಗೆ, ದೇಹಕ್ಕೆ, ಹೃದಯಕ್ಕೆ ಮತ್ತು ಕೈಕಾಲುಗಳಿಗೆ ಕೆಲಸ ಕೊಡುವಂಥದ್ದು ಮತ್ತು ಜೀವಂತವಾಗಿಡುವಂಥದ್ದು. ಆಮೇಲೆ ಕಲಿಕೆ ಇದೆಯಲ್ಲ ಅದು ಜೀವಂತವಾಗಿರಬೇಕು ಅನ್ನೋವಂಥ ಮಹತ್ತರವಾದ ಉದ್ದೇಶ ಇಟ್ಕೊಂಡು ಮೂಲ ಶಿಕ್ಷಣ ಶಾಲೆಗಳನ್ನು ಆರಂಭ ಮಾಡಿದಂಥ ಇದನ್ನು ಸಹಿತ ಈಗ ನಾವು ನೆನಪು ಮಾಡ್ಕೋಬೋದು ಅಂತ ಅಂದ್ಕೊಳ್ತೇವೆ. ಇವೆಲ್ಲವೂ ಮೂಲೆ ಸೇರಿದವೆ. ಈಗ
2: ಅಲ್ಲ, ಈಗ ನೈತಾಲೀಮ್ ಅನ್ನತಕ್ಕಂಥ ಒಂದು ಪದಕ್ಕು ರಂಗಭೂಮಿಯಲ್ಲಿ ನಡೀತಕ್ಕಂಥ ನಿರಂತರ ನೈ ತಾಲೀಮ್ಗಳಿಗೂ ಒಂದಕ್ಕೊಂದಕ್ಕೆ ಸಂಬಂಧ ಇರಲೇಬೇಕಲ್ಲ. ಯಾಕಂದರೆ ನಮ್ಮಲ್ಲೂ ಕೂಡ ಪ್ರತಿಯೊಂದು ನಾಟಕದ ಪ್ರದರ್ಶನವೂ ಒಂದು ಹೊಸ ತಾಲೀಮೆ, ಒಂದು ಹೊಸ ಪ್ರಯೋಗನೇ, ಹೊಸ
1: ಅಭ್ಯಾಸ. ನಾಟಕ ಒಂದೇ ಅಲ್ಲ, ಪ್ರತಿದಿನ ಆಡುವ ಪ್ರದರ್ಶನವೂ ಹೊಸದೇ.
2: ಯಾವುದು ಅಳತಾಗಲ್ಲ, ಬ್ಯಾಕ್ ಟು ಬೇಸಿಕ್ ಅಂತಾನೆ ಬರುತ್ತೆ. ಮತ್ತೆ ಮತ್ತೆ ಮೂಲಭೂತ ಶಿಕ್ಷಣಕ್ಕೆ ಮೂಲ ಶಿಕ್ಷಣವನ್ನೇ ಆಧಾರಿತವಾಗಿ ಹೊಸದನ್ನ ಕಟ್ಟು ಅನ್ನತಕ್ಕಂಥದ್ದಕ್ಕೂ
1: ಅಲ್ಲ. ಅದರಲ್ಲೂ ನೀವು ನಾಟಕ ಅಂತ ಏನು ಹೇಳ್ತೀರಿ, ನಾಟಕದಲ್ಲಿ ಬರುವಂಥದ್ದು ನಾವು ಅನುಭವಿಸುವಂತ ಸನ್ನಿವೇಶಗಳನ್ನೇ ನಾಟಕದಲ್ಲಿ, ನಾಟಕದ ಮುಖಾಂತರ.
2: ಆದ್ರೆ ಅದೊಂದು ಹೊಸ ತಾಲೀಮು, ಹೊಸ ಸಾಧ್ಯತೆ. ಹೌದಾ, ಇರುವಂತಹ ಘಟನೆಗಳನ್ನೇ ಹೊಸದಾಗಿ ನೋಡತಕ್ಕಂಥ ಸಾಧ್ಯತೆಗಳ ಸಾಧ್ಯತೆಗಳಾದ್ರಿಂದ ಪಾಸಿಬಿಲಿಟೀಸ್ ಆಫ್ ಪಾಸಿಬಿಲಿಟೀಸ್ ಅನ್ನತಕ್ಕಂಥದ್ದೇ ನೈ ತಾಲೀಮು.
1: ಈ ಮೂಲಕನೇ ಶಿಕ್ಷಣ, ಇದೇ ಶಿಕ್ಷಣ ಬೇಕಾಗಿರೋ ಜೀವನ ಶಿಕ್ಷಣ ಇದೆಯಲ್ಲ.
2: ಹೌದೌದು,
1: ಜೀವನ ಶಿಕ್ಷಣಕ್ಕೆ ಪೂರಕವಾಗಿ ಇವೆಲ್ಲವೂ ಆಗ್ತಾ ಇದೆ. ರಂಗ ಶಿಕ್ಷಣವು ಸಹಿತ ಅದಕ್ಕೆ ಪೂರಕವಾಗಿರುವಂತದ್ದೇ, ಬೇರೆ ಏನೂ ಅಲ್ಲ.
2: ಈ ಹಿನ್ನೆಲೆಯಲ್ಲಿ ನೋಡಿದಾಗಲೇ ರಂಗ ಶಿಕ್ಷಣದ ನಿರಂತರತೆ ಮುಖ್ಯ ಆಗ್ತದೆ. ಅದಕ್ಕರ ನಿರಂತರಗಾಗಿ ಮಹಾತ್ಮ ಗಾಂಧಿ ಚಿಂತನೆಯನ್ನು ಕೂಡ ನಾವು ಅದನ್ನು ಮುಂದಕ್ಕೆ ತರಬೇಕಾಗತ್ತೆ. ಹಾಗೇನೆ ಅಂಟು ದಿಸ್ ಲಾಸ್ಟ್ ಅನ್ನತಕ್ಕಂಥದ್ದು ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಇರುವ ಸಾಮರ್ಥ್ಯಗಳನ್ನ ಆಚೆ ತೆಗೆಯತಕ್ಕಂಥ ಒಂದು ಅಂಶ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮ ಸಂಚಿಕೆ ಭಾಳ ನನಗೂ ಕುತೂಹಲನೇ ಇದೆ.
1: ಆಗ್ಬೋದು ಶ್ರೀನಿವಾಸ. ಈಗ ನಮ್ಮ ಏನು ಈ ಒಂದು ವಿಶೇಷ ಗಾಂಧೀಜಿಯವರ ಚಿಂತನೆಗಳ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಬಲತೆ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಇದೆಯಲ್ಲ, ಇವತ್ತಿನ ಮೊದಲ ಸಂಚಿಕೆ ಇದಕ್ಕೆ ಪೂರ್ತಿ ಇದೊಂದು ನಾಂದಿ ಆಡಿದಾಗ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರ್ಸೋಣ ಅಂತ ಹೇಳ್ತೇನೆ. ನಿಮಗೆ ನಮಸ್ಕಾರ.
2: ನಮಸ್ಕಾರ.
0: ಶ್ರೋತೃ ಮಿತ್ರರೇ, ಇದುವರೆಗೆ ಗಾಂಧೀಜಿಯವರ ಚಿಂತನೆಯ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಸಾಫಲ್ಯ ಹಾಗೂ ಉದ್ಯಮಶೀಲತೆಗಾಗಿ ರಂಗ ಶಿಕ್ಷಣ ಎಂಬ ವಿಷಯದ ಕುರಿತು ಶ್ರೀನಿವಾಸ್ ಪಾಪು ಅವರೊಂದಿಗೆ ಜಿಎಲ್ ಜನಾರ್ದನ್ ಅವರ ವಿಶೇಷ ಸಂವಾದವನ್ನು ಆಲಿಸಿದೆವು. ರಂಗ ಶಿಕ್ಷಣ ಮತ್ತು ಅದರ ಮೂಲಕ ಶಿಕ್ಷಣ ಹಾಗೂ ಉದ್ಯಮಶೀಲತೆಯ ಸಾಧ್ಯತೆಗಳ ಕುರಿತು ಹಲವು ವಿಚಾರವನ್ನು ತಿಳಿದುಕೊಂಡೆವು. ಈ ವಿಶೇಷ ಸಂವಾದಕ್ಕಾಗಿ ಶ್ರೀನಿವಾಸ್ ಪಾಪು ಹಾಗೂ ಜಿಎಲ್ ಜನಾರ್ದನ್ ಅವರಿಗೆ ಧನ್ಯವಾದಗಳು. ಈ ಸಂವಾದವನ್ನ ಆಲಿಸಿದ ನಿಮಗೂ ಧನ್ಯವಾದಗಳು. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ರಿಗೂ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಸಮಸ್ತ ಕನ್ನಡ ನಾಡಿನ ಜನತೆಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಅಂದಾಗೆ ಸ್ನೇಹಿತರೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧ್ರುವತಾರೆಯಂತೆ ಮೆರೆದ ಆ ಮಹಾನ್ ವ್ಯಕ್ತಿ ಗಾಂಧೀಜಿ. ಸಾಮಾಜಿಕ ಹರಿಕಾರರಾಗಿ ಕ್ರಾಂತಿಗಳನ್ನು ಮೂಲೆ ಗುಂಪು ಮಾಡಿದ ಡಿಕ್ಟೇಟರ್, ಕೆಲವರ ಪಾಲಿಗೆ ಮಹಾತ್ಮ, ಇನ್ನು ಕೆಲವರ ಪಾಲಿಗೆ ದೊಡ್ಡ ಮಾನವತಾವಾದಿ, ಇನ್ನು ಕೆಲವರಿಗೆ ಜಾತ್ಯಾತೀತವಾದಿ, ಇನ್ನು ಕೆಲವರಿಗೆ ರಾಷ್ಟ್ರಪಿತ, ಇನ್ನು ಕೆಲವರಿಗೆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ. ಹೀಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಸ್ಫೂರ್ತಿದಾಯಕರಾಗಿದ್ದಾರೆ. ಅಯ್ಯೋ ಗೊತ್ತು ಬಿಡಿ ಮೇಡಮ್, ಇವ್ರ ಬಗ್ಗೆ ಏನು ಹೇಳ್ತೀರಾ ಹಾಗೆ ಹೀಗೆ ಅಂತ ಗೊಣಗೋರು ಉಂಟು, ವಿಮರ್ಶೆ ಮಾಡೋರು ಉಂಟು. ಆದರೆ ಸ್ನೇಹಿತರೆ, ಅದರ ಆಚೆ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ತಿಳಿಯುವಂಥದ್ದು ಸಾಕಷ್ಟಿದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರ ಇವರ ಒಂದು ಜೀವನ ಸೀಮಿತವಾಗಿರಲಿಲ್ಲ. ಅದರ ಆಚೆ ಕೂಡ ಮೋಹನ್ದಾಸ ಕರಮಚಂದ ಗಾಂಧಿಯವರು ಸಾಹಿತ್ಯದ ಮೇಲೂ ಪ್ರಭಾವ ಬೀರಿದ್ದಾರೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಈ ದಿನ ಸ್ನೇಹಿತರೆ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಾಹಿತ್ಯದಲ್ಲಿ ಗಾಂಧಿ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಸಾಹಿತ್ಯ ಮತ್ತು ಗಾಂಧೀಜಿಯವರ ನಡುವೆ ಗಾಢವಾದ ಮತ್ತು ಐತಿಹಾಸಿಕ ಸಂಬಂಧವಿದೆ. ಮಹಾತ್ಮ ಗಾಂಧಿಯವರು ತಮ್ಮ ಸರಳ ಬದುಕು, ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹದ ವಿಚಾರಗಳ ಮೂಲಕ ಜಾಗತಿಕ ಸಾಹಿತ್ಯವನ್ನು ಆಳವಾಗಿ ಪ್ರಭಾವ ಬೀರಿದಂಥವರು. ಗಾಂಧೀಜಿಯವರು ತಮ್ಮ ಆಲೋಚನೆಗಳನ್ನು ಗ್ರಂಥ ರೂಪಕ್ಕಿಳಿಸಿದಂಥವರು. ಸತ್ಯದೊಂದಿಗೆ ನನ್ನ ಪ್ರಯೋಗಗಳು, ಇದು ಅವರ ಆತ್ಮಚರಿತ್ರೆ. ಆದರೆ ಹಿಂದ್ ಸ್ವರಾಜ್ಯ, ಸರ್ವೋದಯ ಮತ್ತು ನೀತಿ ಧರ್ಮ ಇವು ಪ್ರಮುಖ ಕೃತಿಗಳಾಗಿವೆ ಕೂಡ. ಹಾಗೆ ಸ್ನೇಹಿತರೆ, ಕನ್ನಡದಲ್ಲಿ ಕೂಡ ಗಾಂಧೀಜಿಯವರ ಜೀವನ ಮತ್ತು ಸಾಧನೆಯನ್ನು ಕುರಿತು ಹಲವಾರು ಕೃತಿಗಳು ಕೂಡ ಬಂದಿವೆ. ಜೊತೆಗೆ ಗಾಂಧೀಜಿಯವರ ಜೀವನ ಮತ್ತು ಚಿಂತನೆಗಳನ್ನು ಆಧರಿಸಿ ಇತರರು ಕೂಡ ಕೃತಿಗಳನ್ನು ರಚಿಸಿದ್ದಾರೆ. ಸಾಕಷ್ಟು ಕವಿಪುಂಗವರು ಕೂಡ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡದ ಹಿರಿಯ ಸಾಹಿತಿಗಳು ಗಾಂಧೀಜಿಯವರ ವ್ಯಕ್ತಿತ್ವ ಹಾಗೂ ಹೋರಾಟದಿಂದ ಪ್ರಭಾವಿತರಾಗಿ ಹಲವು ಮಹತ್ವದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆರ್ ದಿವಾಕರ್ ಅವರ ಮಹಾತ್ಮ ಗಾಂಧಿ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಭಾರತ ಭಾಗ್ಯ ವಿಧಾತ, ಆನಾ ಕೃಷ್ಣರಾವ್ ಅವರ ಆನಕ್ರು ಅವರ ಭಾರತದ ಬಾಪು, ಎಸ್ ನಾರಾಯಣರಾವ್ ಅವರ ಮಹಾತ್ಮ ಬಾಪೂಜಿ, ಹಾಗೆ ಹರಡೇಕರ್ ಮಂಜಪ್ಪನವರ ಮಹಾತ್ಮ ಗಾಂಧೀಜಿಯವರ ಚರಿತ್ರೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಆರ್ ದಿವಾಕರ್ ಅವರ ಕೃತಿಗಳು ಗಾಂಧಿ ಸಾಹಿತ್ಯಕ್ಕೆ ಭದ್ರ ಬುನಾದಿ ಹಾಕಿದಂತಹ ಕೃತಿಗಳಾಗಿವೆ. ಇನ್ನು ನವೋದಯ ಸಾಹಿತ್ಯದ ಮೇಲಿನ ಪ್ರಭಾವ ಸಾಕಷ್ಟಿದೆ ಸ್ನೇಹಿತರೆ. ಬಿಎಂ ಶ್ರೀಕಂಠಯ್ಯ, ಕುವೆಂಪು, ಬೇಂದ್ರೆ ಮತ್ತು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬರಹಗಳಲ್ಲಿ ಗಾಂಧೀಜಿಯವರ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಕರೆ ಎದ್ದು ಕಾಣುತ್ತೆ. ಇನ್ನು ಕುವೆಂಪುರವರು ಗಾಂಧೀಜಿಯವರ ವ್ಯಕ್ತಿತ್ವವನ್ನು ಶ್ವೇತಾಗ್ನಿ ಎಂದು ಸುಂದರವಾದ ರೂಪಕದ ಮೂಲಕ ಬಣ್ಣಿಸಿದ್ದಾರೆ. ಜೊತೆಗೆ ಕಾನೂರು ಹೆಗ್ಗಡತಿ ಮತ್ತು ಶಿವರಾಮ ಕಾರಂತರ ಚೋಮನದುಡಿ ಕಾದಂಬರಿಗಳಲ್ಲಿ ಗಾಂಧೀಜಿಯವರ ಹರಿಜನೋದ್ಧಾರ ಹಾಗೂ ಗ್ರಾಮೀಣ ಭಾರತದ ಪರಿಕಲ್ಪನೆಗಳು ಪ್ರತಿಫಲಿಸಿವೆ ಕೂಡ. ಇನ್ನು ಸೈದ್ಧಾಂತಿಕ ತತ್ವಗಳ ವಿಷಯಕ್ಕೆ ಬಂದರೆ ಕನ್ನಡದ ಪ್ರಮುಖ ಸಾಹಿತಿಗಳಾದ ವಿಕೃಗೋಕಾಕ್, ಜೆಪಿ ರಾಜರತ್ನಂ ಗಾಂಧಿ ತತ್ವಗಳನ್ನು ತಮ್ಮ ಕಾವ್ಯಗಳಲ್ಲಿ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಮಹಾತ್ಮ ಗಾಂಧಿ ಮತ್ತು ಕನ್ನಡ ಸಾಹಿತ್ಯದ ವಿಷಯಕ್ಕೆ ಬಂದರೆ ಡಾಕ್ಟರ್ ಸಿಎನ್ ರಾಮಚಂದ್ರನ್ ಅವರು ಸಂಪಾದಿಸಿದ ಈ ಗ್ರಂಥದಲ್ಲಿ ಕನ್ನಡದ ಪ್ರಬುದ್ಧ ಮನಸ್ಸುಗಳು ಗಾಂಧಿ ತತ್ವಗಳೊಂದಿಗೆ ನಡೆಸಿದ ಬೌದ್ಧಿಕ ಅನುಸಂಧಾನವನ್ನು ಕೂಡ ಕಾಣಬಹುದು. ಈ ರೀತಿಯಲ್ಲಿ ಸ್ನೇಹಿತರೆ, ವಿಚಾರಶೀಲ ಸಾಹಿತ್ಯದಲ್ಲಿ ಗಾಂಧಿ ಸಾಹಿತ್ಯ ಒಂದು ಅನುಪಮ ಸ್ಥಾನವನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲದೆ ಭಾರತದ ಇತಿಹಾಸ ಸಂಸ್ಕೃತಿಯ ಜೊತೆ ಜೊತೆಗೆ ಗಾಂಧಿ ಸಾಹಿತ್ಯದ ಕೃಷಿ ಕನ್ನಡದಲ್ಲೂ ಸಾಕಷ್ಟು ನಡೆದಿದೆ ಸ್ನೇಹಿತರೆ. ಜೊತೆಗೆ ಈ ರಾಜಕೀಯ ಸಾಮಾಜಿಕ ವಿಚಾರಗಳಲ್ಲಿ ಕ್ರಾಂತಿ ಎಬ್ಬಿಸಿದ ಗಾಂಧೀಜಿಯವರ ವಿಚಾರಧಾರೆಗಳಿಗಿಂತ ವೈಚಾರಿಕ ವಿಷಯಗಳ ಸಿದ್ಧಿಯಾದ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಗಾಧ ಪರಿಣಾಮ ಕೂಡ ಬೀರಿತು. ಈ ಹೋರಾಟ ಜನಗಳಿಗೊಂದು ಅಪೂರ್ವ ಅನುಭವವನ್ನೊದಗಿಸಿತು. ಈ ಸಂಗ್ರಾಮದ ಕಾವು ಹೆಚ್ಚು ಚುರುಕಾಗಿ ತಟ್ಟಿದುದು ಉತ್ತರ ಕರ್ನಾಟಕದಲ್ಲೇ. ತಾರಸು ಅವರ ಕಾದಂಬರಿ ರಕ್ತದರ್ಪಣದಿಂದ ಆರಂಭವಾಗಿ ಮಿರ್ಜಿ ಅಣ್ಣರಾಯ, ಬಸವರಾಜು ಕಟ್ಟಿಮನಿ, ಎಸ್ ಅನಂತನಾರಾಯಣ, ಆನಕ್ರು, ನಿರಂಜನ, ವಿಎಂ ಇನಂದಾರ್, ಚೆನ್ನಬಸಪ್ಪ, ಅಶ್ವಥ್ ಮೊದಲಾದವರು ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ವರ್ಣನೆ, ಕಷ್ಟ ನಷ್ಟಗಳು ಪರಿಣಾಮಕಾರಿಯಾಗಿ ಚಿತ್ರಿತವಾಗಿವೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ನಿರಂಜನ್, ಅಶ್ವಥ್, ಬಸವರಾಜ ಕಟ್ಟಿಮನಿ ಸಾಕಷ್ಟು ಲೇಖಕರ ಕತೆಗಳಲ್ಲಿ ಗಾಂಧೀಜಿಯವರ ತತ್ವಗಳ ಪ್ರತಿಪಾದನೆ ಕೂಡ ಇದೆ. ಸಣ್ಣ ಕತೆಗಳಲ್ಲಿಯೂ ಕೂಡ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಎತ್ತಿ ಹಿಡಿಯಲಾಗಿದೆ. ನಿರಂಜನರ ಬಾಪೂಜಿ ಬಾಪೂಜಿ, ಬಸವರಾಜರವರ ಕುರಿಗಳು ಸಾಕಿದ ತೋಳ, ಪೂರ್ಣಚಂದ್ರ ತೇಜಸ್ವಿಯವರ ಗಾಂಧೀಜಿ ದೆಸೆಯಿಂದ, ಅಶ್ವಥರ ಪುಣ್ಯಾತ್ಮರು, ಜನಾರ್ದನ ಗೂರ್ಕರರ ಬಾಪೂಜಿ, ಈ ರೀತಿಯಲ್ಲಿ ಸಾಕಷ್ಟು ಕತೆಗಳು ಗಾಂಧಿ ತತ್ವಗಳಿಂದ ಪ್ರಭಾವಗೊಂಡು ಕನ್ನಡಕ್ಕೆ ಬಂದಿವೆ. ಸ್ನೇಹಿತರೆ, ಗಾಂಧೀಜಿಯವರ ಆದರ್ಶ ನಡೆನುಡಿಗಳು ಬರಹಗಳು ಭಾವಜೀವಿಗಳಾದ ಕವಿಗಳನ್ನ ಉತ್ತೇಜಿಸುವುದರಲ್ಲಿ ಆಶ್ಚರ್ಯನೇ ಇಲ್ಲ. ಅಂದಾಗೆ ಸ್ನೇಹಿತರೆ, ಡಿ ವಿ ಜಿ ಕುವೆಂಪು, ಮಾಸ್ತಿ, ರಂಶಿ ಮುಗಳಿ, ವಿ ಸಿ ಬೇಂದ್ರೆ, ಪೂತೀನ ತೀನಂಶ್ರೀ, ಕಯ್ಯಾರ ಕಿನ್ನಣ್ಣರೈ, ಸುಜನ, ಕೆ ಎಸ್ ನರಸಿಂಹಸ್ವಾಮಿ, ಜೆ ಪಿ ರಾಜರತ್ನಂ, ಎಸ್ ವಿ ಪರಮೇಶ್ವರ ಭಟ್, ಚೆನ್ನವೀರ ಕಣವಿ, ಜಿ ಎಸ್ ಶಿವರುದ್ರಪ್ಪ, ಗೋಪಾಲಕೃಷ್ಣ ಅಡಿಗ, ಸಿದ್ದಲಿಂಗಪಟ್ಟಣ ಶೆಟ್ಟಿ, ವಿಕ್ರ ಗೋಕಾಕ್, ದಿನಕರ ದೇಸಾಯಿ, ಸಿದ್ದಯ್ಯ ಪುರಾಣಿಕ್, ಚಂದ್ರಶೇಖರ್ ಪಾಟೀಲ್, ಗಿರಡಿ ಗೋವಿಂದರಾಜ್, ನಿಸಾರ್ ಅಹಮದ್, ಡಿ ಎಸ್ ಕರ್ಕಿ, ಸಿಪಿಕೆ ಮೊದಲಾದವರ ಕವನಗಳಲ್ಲಿ ಗಾಂಧೀಜಿಯವರ ದರ್ಶನ ಸಾಧನೆಗಳ ಪ್ರಶಂಸೆ ಕೂಡ ಇದೆ. ಶ್ರೀರಂಗರ ಹರಿಜನ್ವಾರ, ಶೋಕಚಕ್ರ, ಕುವೆಂಪು ಅವರ ಬಲಿದಾನ, ಶಿವರಾಮ ಕಾರಂತರ ಗರ್ಭಗುಡಿ, ಬೇಂದ್ರೆಯವರ ಉದ್ಧಾರ ಎಂಬ ನಾಟಕಗಳಲ್ಲಿ ಅಸ್ಪೃಶ್ಯತೆ, ಮದ್ಯಪಾನ ವಿರೋಧ ಮುಂತಾದ ಗಾಂಧಿ ತತ್ವಗಳ ಪ್ರತಿಪಾದನೆ ಕೂಡ ಇದೆ. ಇನ್ನು ರಾಜರತ್ನಂ ಅವರ ಸಂಭವಾಮಿ ಯುಗೇ ಯುಗೇ, ನಾ ಕಸ್ತೂರಿಯವರ ಕ್ರಾಂತಿ ಮಾರ್ಗ ಇದು ಭಾರತದ ದಾರಿ, ಎಚ್ ರಾಮಕೃಷ್ಣರಾವ್ ಅವರ ಗಾಂಧೀಜಿ ಸ್ವರ್ಗದಲ್ಲಿ, ಎಂ ಎ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಧರ್ಮಜ್ಯೋತಿ, ಪೂತೀನ ಅವರ ವಿಕಟ ಕವಿ ವಿಜಯ ಮೊದಲಾದ ನಾಟಕಗಳು ಒಂದಲ್ಲ ಒಂದು ದೃಷ್ಟಿಕೋನದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಪ್ರತಿಪಾದಿಸುವ ನಾಟಕಗಳಾಗಿವೆ. ಗಾಂಧಿ ತತ್ವಗಳನ್ನು ನಿರೂಪಿಸುವ ಮತ್ತು ಎತ್ತಿ ಹಿಡಿಯುವ ಕತೆ, ಕಾದಂಬರಿ, ನಾಟಕ, ಪ್ರಬಂಧಗಳಿರುವಂತೆ ಸ್ವತಂತ್ರ ಪುಸ್ತಕಗಳು ಕೂಡ ಪ್ರಕಟಗೊಂಡಿವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಮಹಾತ್ಮ ಗಾಂಧೀಜಿಯವರ ಹಾಸ್ಯ ಪ್ರವೃತ್ತಿ ಮತ್ತು ಇತರೆ ಲೇಖನಗಳನ್ನು ಕೂಡ ಸಾಕಷ್ಟು ಬರೆದಿದ್ದಾರೆ. ದೇಜವರೇಗೌಡರವರ ಲೋಕದ ಬೆಳಕು, ಎಚ್ ತಿಪ್ಪೇರುದ್ರಸ್ವಾಮಿಯವರು ಸಂಪಾದಿಸಿರುವ ಗಾಂಧಿ ವಿಚಾರ ಮಾರ್ಗ, ಮಹಾತ್ಮ ಗಾಂಧಿ 100 ವರ್ಷಗಳು, ಈ ರೀತಿಯ ಪುಸ್ತಕಗಳು ಕೂಡ ಪ್ರಕಟವಾಗಿವೆ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಭಾರತೀಯ ಸಾಹಿತ್ಯದಲ್ಲಿ ಗಾಂಧೀಜಿ ಎಂಬ ಕೃತಿಯನ್ನು ಪ್ರಕಟಿಸಿದೆ. ಇದನ್ನು ಹಾಮ ನಾಯಕರು ಸಂಪಾದನೆ ಮಾಡಿದ್ದಾರೆ. ಇನ್ನು ಜೆಪಿ ರಾಜರತ್ನಂ ಅವರ ವಿಚಾರ ತರಂಗ, ಕೃಷ್ಣಾನುಭವ, ಸಿದ್ದವನಹಳ್ಳಿ ಕೃಷ್ಣ ಶರ್ಮರ ಪರ್ಣಕುಟಿ ಉತ್ತಮ ಬರವಣಿಗೆಗೆ ನಿದರ್ಶನಗಳಾಗಿವೆ ಕೂಡ. ಕೃಷ್ಣ ಶರ್ಮರ ಶೈಲಿಯಂತೂ ಚೈತನ್ಯ ಭರಿತವಾಗಿದೆ, ವಿಷಯ ನಿರೂಪಣೆ ಸೊಗಸಾಗಿದೆ. ನೇರವಾಗಿ ವಿಷಯ ಪ್ರತಿಪಾದಿಸುವುದು, ಕ್ಲಿಷ್ಟವಾದ ವಿಷಯಗಳನ್ನು ಸರಳವಾಗಿ ಹೇಳುವುದು ಇವರ ವೈಶಿಷ್ಟ್ಯ ಕೂಡ. ಇನ್ನು ಸುಶೀಲ ಕೊಪ್ಪರ ಮತ್ತು ಮಂದಾಕಿನಿ ಬಾಯಿ, ಮಹಿಳೆಯರ ಬಗ್ಗೆ ಗಾಂಧೀಜಿಯವರ ದೃಷ್ಟಿ ಎಂಥದ್ದು ಎಂಬುದನ್ನು ಕುರಿತು ಪ್ರಬಂಧಗಳನ್ನು ಕೂಡ ಬರೆದಿದ್ದಾರೆ. ಈ ರೀತಿಯಲ್ಲಿ ಗಾಂಧೀಜಿ ಸಾಹಿತ್ಯದಲ್ಲೂ ಕೂಡ ಪ್ರಭಾವ ಬೀರಿದ್ದಾರೆ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ಈ ದಿನ, ಈ ವಿಶೇಷ ದಿನದಂದು ಸಾಹಿತ್ಯದಲ್ಲಿ ಗಾಂಧಿ ಅನ್ನುವಂತಹ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ನಿವೃತ್ತ ಉಪನ್ಯಾಸಕರು, ಲೇಖಕರು ಮತ್ತು ಅಂಕಣಕಾರರು ಆದ ಎಂಎನ್ ಸುಂದರಾಜ್ ಸರ್ ಅವರಿದ್ದಾರೆ. ಜೊತೆಗೆ ಕತೆಗಾರ್ತಿ, ಕಾದಂಬರಿಗಾರ್ತಿ ಆಗಿ ಗುರುತಿಸಿಕೊಂಡಿರುವಂತಹ ಸವಿತಾ ನಾಗಭೂಷಣ್ ಮ್ಯಾಡಮ್ ಅವರು ಕೂಡ ಇದ್ದಾರೆ ಸ್ನೇಹಿತರೆ. ಜೊತೆಗೆ ಶಿವಮೊಗ್ಗದ ಎನ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಲೇಖಕರಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಸರ್ಜಾ ಶಂಕರ್ ಹರಳಿಮಠ್ ಸರ್ ಅವರಿದ್ದಾರೆ. ಈ ದಿನ ಸಾಹಿತ್ಯಕ್ಕೆ ಗಾಂಧಿ ಯಾವ ರೀತಿಯ ಪ್ರಭಾವ ಬೀರಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ. ಆ ಎಲ್ಲ ಆಸಕ್ತಿಕರ ವಿಷಯಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
4: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
5: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
6: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಸರಳ ಜೀವನ ಮತ್ತು ಮೇಲ್ಮಟ್ಟದ ವಿಚಾರದಿಂದ ಮಹಾನ್ ವ್ಯಕ್ತಿಯಾದಂತಹ ಮಹಾತ್ಮ ಗಾಂಧಿ ಜಯಂತಿಯ ವಿಶೇಷ ದಿನದಂದು ಸಾಹಿತ್ಯದಲ್ಲಿ ಗಾಂಧಿ ಅನ್ನುವಂತಹ ವಿಷಯದ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ಶಿವಮೊಗ್ಗದ ನಿವೃತ್ತ ಉಪನ್ಯಾಸಕರು, ಲೇಖಕರು ಮತ್ತು ಅಂಕಣಕಾರರಾದಂತಹ MN ಸುಂದರಾಜ್ ಸರ್ ಅವರಿಂದ. ಅಂದಾಗೆ ಸ್ನೇಹಿತರೆ, MN ಸುಂದರಾಜ್ ಸರ್ ಅವರಿಂದ ಆಸಕ್ತಿಕರ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ MN ಸುಂದರಾಜ್ ಸರ್ ಅವ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಗಲೇ ಹೇಳಿದಾಗೆ ಇವರು ನಿವೃತ್ತ ಉಪನ್ಯಾಸಕರು, ಲೇಖಕರು ಮತ್ತು ಅಂಕಣಕಾರರಾಗಿ ತಮ್ಮದೇ ಆದ ಕೃಷಿಯನ್ನು ಮಾಡಿದ್ದಾರೆ ಸಾಹಿತ್ಯದಲ್ಲಿ. ಹಾಗೆ 30 ಪುಸ್ತಕಗಳು ಪ್ರಕಟವಾಗಿವೆ ಸ್ನೇಹಿತರೆ. ಜೊತೆಗೆ ದೂರದರ್ಶನ ಚಂದನದಲ್ಲಿ 8 ವರ್ಷಗಳ ಕಾಲ ಪ್ರತಿದಿನ ಹಿರಿಯರ ಹಾದಿ ಅನ್ನುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥವರು. ಜೊತೆಗೆ ಕನ್ನಡಪ್ರಭ ಪತ್ರಿಕೆಯಲ್ಲಿ 7 ವರ್ಷಗಳ ಕಾಲ ಪ್ರತಿನಿತ್ಯ ಇವರ ಹಿರಿಯರ ಹಾದಿ ಅಂಕಣ ಪ್ರಸಾರವಾಗಿ ಹೆಸರು ಗಳಿಸಿದೆ ಕೂಡ. ಇನ್ನು ಹೈದರಾಬಾದಿನ ಈನಾಡು ಪತ್ರಿಕೆಗೆ 10 ವರ್ಷ ಅಂಕಣಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಇವರ ಲೇಖನಗಳು ನಾಡಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕಗಳಲ್ಲಿ 3000ಕ್ಕೂ ಹೆಚ್ಚು ಅಂಕಣಗಳು ಪ್ರಸಾರವಾಗಿವೆ. ಶಿವಮೊಗ್ಗದ ಪ್ರತಿಷ್ಠಿತ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಮತ್ತು ಅನೇಕ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಕೂಡ. ಇವರ ಕೃತಿಗಳ ವಿಷಯಕ್ಕೆ ಬಂದರೆ ಸುಭಾಷ್ ಚಂದ್ರ ಬೋಸ್, ದಿವಾನ್ ಪೂರ್ಣಯ್ಯ, ಹಿರಿಯರ ಹಾದಿ 6 ಸಂಪುಟಗಳು, ಭರವಸೆಯ ಬೆಳಕು, ಕುಂತ್ರೆ ನಿಂತ್ರೆ ಬೇಂದ್ರೆ, ವಿಮರ್ಶೆಯ ಉಡುಗೊರೆ, ಈ ರೀತಿಯಲ್ಲಿ ಸಾಕಷ್ಟು ಕಾದಂಬರಿಗಳನ್ನು ಕನ್ನಡದಿಂದ ಆಂಗ್ಲ ಭಾಷೆಗೆ ಮಾಡಿದ ಹಿರಿಮೆ ಇವರದ್ದಾಗಿದೆ. ಈ ರೀತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ MN ಸುಂದರಾಜ್ ಸರ್ ಅವರು. ಈ ದಿನ MN ಸುಂದರಾಜ್ ಸರ್ ಅವರು ನಮ್ಮ ರೇಡಿಯೋ ಶಿವಮೊಗ್ಗದ ಸ್ಟುಡಿಯೋದಲ್ಲಿ ನಮ್ಮೊಟ್ಟಿಗೆ ಇರುವಂಥದ್ದೇ ಸಂತೋಷಕರ ವಿಚಾರ. ತಡ ಮಾಡೋದು ಬೇಡ, ಸಾಹಿತ್ಯದಲ್ಲಿ ಗಾಂಧಿ ಯಾವ ರೀತಿಯ ಪ್ರಭಾವ ಬೀರಿದ್ದಾರೆ ಅನ್ನೋದ್ರ ಬಗ್ಗೆ MN ಸುಂದರಾಜ್ ಸರ್ ಅವರೊಟ್ಟಿಗೆ ಮಾತಾಡ್ತಾ ಹೋಗೋಣ, ಒಂದಿಷ್ಟು ವಿಷಯಗಳನ್ನು ಅವರಿಂದ ತಿಳಿಯೋಣ.
7: ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಒಬ್ಬ ವ್ಯಕ್ತಿಯ ದೊಡ್ಡತನವನ್ನು ಬಟ್ಟಂಗಿತನದಿಂದ ಅಳೆಯಲಾಗದು, ಬದಲಾಗಿ ಆತನ ಪ್ರಭಾವ ಬೇರೆಯವರ ಮೇಲೆ ಎಂತಹ ಪರಿಣಾಮ ಬೀರಿದೆ ಎಂಬುದರ ಮೇಲೆ ಆ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆಯಬಹುದಾಗಿದೆ. ಈ ಅಳತೆಗೋಲನ್ನು ಅಳವಡಿಸುವುದಾದರೆ ನಮ್ಮ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧಿಯವರು ಮಹತ್ವದ ಸ್ಥಾನ ಪಡೆದಿದ್ದಾರೆ ಎಂದು ಧಾರಾಳವಾಗಿ ಹೇಳಬಹುದು. ಅವರ ಪ್ರಭಾವ ನಮ್ಮ ಕನ್ನಡ ಸಾಹಿತ್ಯದ ಮೇಲೆಯೂ ಹೆಚ್ಚು ಪರಿಣಾಮಕಾರಿಯಾಗಿದೆ. ಅವರ ಪ್ರಭಾವ ಎಷ್ಟಿದೆ ಎಂದರೆ, ನಮ್ಮ ಅನೇಕ ಸಾಹಿತ್ಯ ದಿಗ್ಗಜರು ಗಾಂಧೀಜಿಯ ಕುರಿತು ಒಂದಲ್ಲ ಒಂದು ಕೃತಿಯಲ್ಲಿ ಅವರನ್ನು ಉಲ್ಲೇಖಿಸಿ ಬರೆದಿದ್ದಾರೆ ಮತ್ತು ವಿಪುಲವಾದ ಗಾಂಧಿ ಸಾಹಿತ್ಯ ಬೆಳೆಯಲು ಕಾರಣರಾಗಿದ್ದಾರೆ. ಮಹಾತ್ಮ ಗಾಂಧಿಯವರು ಕೇವಲ ರಾಜಕೀಯ ಧುರೀಣರಷ್ಟೇ ಅಲ್ಲ, ಇಡೀ ಭಾರತೀಯ ಚಿಂತನಾ ಕ್ರಮವನ್ನೇ ಬದಲಿಸಿದ ಯುಗ ಪುರುಷರಾಗಿದ್ದಾರೆ. ಭಾರತೀಯ ಸಾಹಿತ್ಯ, ವಿಶೇಷವಾಗಿ ಕನ್ನಡ ಸಾಹಿತ್ಯ ಲೋಕವನ್ನು ಗಾಂಧೀಜಿಯವರ ವಿಚಾರಗಳು ಎಷ್ಟು ಆಳವಾಗಿ ಪ್ರಭಾವಿಸಿವೆ ಎನ್ನುವುದನ್ನು ಸೂಕ್ಷ್ಮವಾಗಿ ನೋಡೋಣ. ನವೋದಯ ಸಾಹಿತ್ಯದ ಮೇಲೆ ಗಾಂಧೀಜಿ ಪ್ರಭಾವ. ಕನ್ನಡ ಸಾಹಿತ್ಯದಲ್ಲಿ ನವೋದಯ ಕಾಲಘಟ್ಟವು ಗಾಂಧಿ ಯುಗಕ್ಕೆ ಸಮಾನಾಂತರವಾಗಿ ಬೆಳೆದಿದೆ. ಆ ಕಾಲದ ಬಹುತೇಕ ಸಾಹಿತಿಗಳಿಗೆ ಗಾಂಧೀಜಿ ಪ್ರಮುಖ ಪ್ರೇರಕ ಶಕ್ತಿಯಾಗಿದ್ದರು. ಅವರುಗಳಲ್ಲಿ ಕೆಲ ಪ್ರಮುಖ ಸಾಹಿತಿಗಳ ಮೇಲೆ ಅವರು ಎಂತಹ ಪ್ರಭಾವ ಬೀರಿದ್ದರು ಎಂಬುದನ್ನು ಅವಲೋಕಿಸೋಣ. ಮೊದಲನೆಯದಾಗಿ ಕುವೆಂಪು. ಕುವೆಂಪು ಅವರ ಮೇಲೆ ಗಾಂಧೀಜಿಯ ಪ್ರಭಾವ. ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ನಾಡಿನ ಸಾಹಿತ್ಯದ ಮೇರು ಕವಿ. ಅವರ ಸಾಹಿತ್ಯವನ್ನು ಓದದವರು ಬಹುಶಃ ಕನ್ನಡ ನಾಡಿನಲ್ಲಿ ಇರಲಾರರು. ಅವರು ತಮ್ಮ ಕವನಗಳು ಮತ್ತು ನಾಟಕಗಳಲ್ಲಿ ಗಾಂಧೀಜಿಯವರ ಅಸ್ಪೃಶ್ಯತಾ ನಿವಾರಣೆ, ಗ್ರಾಮ ಸ್ವರಾಜ್ಯ ಹಾಗೂ ಸರ್ವೋದಯ ಕಲ್ಪನೆಗಳಿಗೆ ಕಾವ್ಯ ರೂಪ ನೀಡಿದರು. ಅಲ್ಲದೆ ಗಾಂಧಿಯವರ ಸತ್ಯ, ಅಹಿಂಸೆ, ಸರಳತೆ ಮತ್ತು ಕಾಯಕ ನಿಷ್ಠೆಯ ಚಿಂತನೆಗಳು ಅವರ ಸಾಹಿತ್ಯದಲ್ಲಿ ಅಭಿವ್ಯಕ್ತಗೊಂಡಿವೆ. ಕುವೆಂಪು ಅವರ ಕವನ ಮಹಾತ್ಮ ಗಾಂಧಿ, ಅವರು ಮಹಾತ್ಮ ಗಾಂಧಿ ಅನ್ನೋ ಹೆಸರಿನಲ್ಲೇ ಒಂದು ಕವನವನ್ನು ಬರೆದಿದ್ದಾರೆ. ಆ ಕವನದಲ್ಲಿ ಗಾಂಧೀಜಿಯವರ ಹೋರಾಟ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಕುವೆಂಪು ಅವರು ಶ್ವೇತಾಗ್ನಿ ಮತ್ತು ಶಾಂತಿಯ ಹಿಮಾಚಲ ಎಂಬ ವಿಶಿಷ್ಟ ರೂಪಕಗಳ ಮೂಲಕ ಬಣ್ಣಿಸಿದ್ದಾರೆ. ಅದರ ಕೆಲವು ಸಾಲುಗಳನ್ನು ನಾವು ಅವಲೋಕನೆ ಮಾಡಿದರೆ ಅವರ ಮೇಲೆ ಗಾಂಧೀಜಿ ಎಂಥ ಪ್ರಭಾವ ಬೀರಿದ್ರು ಅನ್ನೋ ನಮಗೆ ಗೊತ್ತಾಗುತ್ತೆ. ಅವರು ಬರೀತಾರೆ ಈ ಮಹಾತ್ಮ ಗಾಂಧಿ ಅಂತಕ್ಕಂಥ ಒಂದು ಕವನದಲ್ಲಿ, ಈ ಮಹಾ ಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ, ಈ ಮಹಾ ಸ್ವಾತಂತ್ರ್ಯ ರಣಯಾಗ ಧೂಮದಲ್ಲಿ ಶ್ವೇತಾಗ್ನಿ ಜ್ವಾಲೆಯೊಂದು ಉರಿಯುತ್ತಿದೆ, ನಿಶ್ಚಲಂ ರಂಜಿಸುತ್ತಿದೆ, ಶಾಂತಿಯಲ್ಲಿ ಹಿಮ ಮಹಾಚಲಂ. ಇದರಲ್ಲಿ ಸ್ವಾತಂತ್ರ್ಯದ ರಣಯಾಗ, ಅದರಲ್ಲಿ ಹೇಗೆ ಗಾಂಧೀಜಿಯವರು ಅದನ್ನು ತೆಗೆದುಕೊಂಡರು, ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೇಗೆ ಅವರು ಪಾಲ್ಗೊಂಡಿದ್ದರು ಅನ್ನೋದನ್ನು ಬಹಳ ಸೊಗಸಾಗಿ ವಿವರಿಸಿರ್ತಕ್ಕಂತಹ ಒಂದು ಕವನ ಅಂತಂದರೆ ಮಹಾತ್ಮ ಗಾಂಧಿ. ಅದೇ ರೀತಿ ಅವರು ಇನ್ನೊಂದು ಕವನ ರಚನೆ ಮಾಡಿದ್ದಾರೆ, ಅದರ ಹೆಸರು ಶ್ರೀ ಸ್ವಾತಂತ್ರ್ಯೋದಯ ಮಹಾಪಘಾತ ಅಂತ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ರಚಿಸಿದ ಒಂದು ಸುದೀರ್ಘವಾದ ಕಾವ್ಯ ಇದು. ಇದನ್ನು ಅವರಿಗೆ ಯಾಕೆ ಈ ಕಾವ್ಯವನ್ನು ರಚನೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ಸಿಕ್ತು ಅಂತಂದರೆ, ದೆಹಲಿಯಲ್ಲಿ 1947 ಆಗಸ್ಟ್ 15 ಮಧ್ಯರಾತ್ರಿ ಸ್ವಾತಂತ್ರ್ಯೋತ್ಸವನ ಸಂಭ್ರಮದಿಂದ ಆಚರಿಸ್ತಾ ಇದ್ರು ಎಲ್ಲರೂ. ಆ ಸಂಭ್ರಮದಲ್ಲಿ ಗಾಂಧೀಜಿ ಪಾಲ್ಗೊಂಡಿರಲಿಲ್ಲ. ಹಾಗಾದ್ರೆ ಅವ್ರು ಎಲ್ಲಿದ್ರು ಅಂತಂದರೆ, ದೂರದ ಬಂಗಾಲದ ಗಲಭೆ ಪೀಡಿತ ಬೀದಿಗಳಲ್ಲಿ ಉಪವಾಸ ಕೂತ್ಕೊಂಡಿದ್ರು. ಅದು ಕುವೆಂಪು ಅವರ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮ ಬೀರ್ತು. ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿ ಜೈಲು ಶಿಕ್ಷೆ ಅನುಭವಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಸ್ವಾತಂತ್ರ್ಯ ಸಂಗ್ರಾಮ ಉತ್ಸವದಲ್ಲಿ ಭಾಗವಹಿಸದೇನೆ ಉಪವಾಸ ಕೂತಿದಾರಲ್ಲ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಗಾಢವಾದ ಪರಿಣಾಮವನ್ನು ಬೀರಿತು. ಅದಕ್ಕೋಸ್ಕರವಾಗಿ ಅವರು ಒಂದು ಮಹಾಕಾವ್ಯವನ್ನೇ ಬರೆದರು. ಅದರಲ್ಲಿ ಕೆಲವು ಸಾಲುಗಳು ಹೀಗಿದೆ, ಎಷ್ಟು ಸೊಗಸಾಗಿ ಬರೆದಿದ್ದಾರೆ ಅನ್ನೋದು ಈ ಕಾಲುಗಳಿಂದ ನಮಗೆ ಗೊತ್ತಾಗತ್ತೆ. ಮರೆಯುವುದೆಂತ ನಮ್ಮ ಸ್ವಾತಂತ್ರ್ಯ ಶಿಲ್ಪಿಯಂ, ದಿವ್ಯ ದಿನವೇ ಶುಭ ಮುಹೂರ್ತದಲ್ಲಿ ಹೆಜ್ಜೆಯಿಡುತ್ತ ಕೈ ಹಿಡಿದು ಬಿಡುಗಡೆಗೆ ತಂದ ಆ ತಂದೆಯಲ್ಲಿ ಎಲ್ಲಿ ಓ ಅವನೆಲ್ಲಿ, ನಿಚ್ಚವು ನಮ್ಮೆದೆಯ ನಂಜಿಂಟುವ ನೀಲಕಂಠನೆಲ್ಲಿ. ಅಂದರೆ ನಂಜನ್ನು ಉಂಡು ನೀಲಕಂಠನಾಗಿರ್ತಕ್ಕಂಥ ಗಾಂಧೀಜಿ ಎಲ್ಲಿ ಎನ್ನುವುದನ್ನು ಅವರು ಇದರಲ್ಲಿ ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಅದೇ ರೀತಿ ಅವರ ಕಲ್ಕಿ ಅಂತಕ್ಕಂಥದ್ದು ಒಂದು, ಅದರಲ್ಲಿ ಶೋಷಿತರ ಮತ್ತು ದೀನ ದಲಿತರ ಪರವಾಗಿ ದನಿ ಎತ್ತುವ ಒಂದು ಕಾವ್ಯ ಅದು.
2: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಈ ರೀತಿಯಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳು ಕನ್ನಡ ಸಾಹಿತ್ಯದ ಮೇಲೂ ಹೆಚ್ಚು ಪರಿಣಾಮಕಾರಿಯಾಗಿವೆ. ನಾನು ಇದೇ ವಿಷಯ ಕೇಳಿದ್ದು ಸ್ನೇಹಿತರೆ, ಕೆಲವರಿಗೆ ಇವರು ದೊಡ್ಡ ಮಾನವತಾವಾದಿ ಆದರೆ ಇನ್ನೂ ಕೆಲವರಿಗೆ ರಾಷ್ಟ್ರಪಿತ, ಇನ್ನೂ ಕೆಲವರಿಗೆ ದೇಶದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ. ಖಂಡಿತ ಅಲ್ವಾ? ಈ ವಿಚಾರಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು MN ಸುಂದರಾಜ್ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಮಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
9: ಓಕೆ,
10: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
9: ಓಕೆ,
11: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವು ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
9: ಓಕೆ
12: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
9: ಓಕೆ ಡ್ಯೂಡ್,
13: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂ ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗಬೇಕು ಅಂದ್ರೆ
14: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
2: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ಗಾಂಧಿ ಜಯಂತಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಿವೃತ್ತ ಉಪನ್ಯಾಸಕರು, ಲೇಖಕರು ಮತ್ತು ಅಂಕಣಕಾರರು ಆದಂತಹ MN ಸುಂದರಾಜ್ ಸರ್ ಅವರು ಸಾಹಿತ್ಯದಲ್ಲಿ ಗಾಂಧಿವಾದ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ MN ಸುಂದರಾಜ್ ಸರ್ ಅವರು. ಅದರಲ್ಲೂ ಮುಖ್ಯವಾಗಿ ನಮ್ಮ ಮಲೆನಾಡಿನ ಕವಿ ಕುವೆಂಪುರವರ ಒಂದು ಕೃತಿಗಳಲ್ಲಿ ಯಾವ ರೀತಿಯಲ್ಲಿ ಸಾಹಿತ್ಯ ಮೂಡಿ ಬಂದಿದೆ, ಗಾಂಧೀಜಿಯವರ ವಿಚಾರಧಾರೆಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಇಲ್ಲಿ ಕೇವಲ ಕಾದಂಬರಿಗಳು, ಪ್ರಬಂಧಗಳು, ಲೇಖನಗಳು ಅಷ್ಟೇ ಅಲ್ಲದೆ ನಾಟಕಗಳ ಮೂಲಕ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಬೋದು. ಸ್ನೇಹಿತರೆ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು MN ಸುಂದರಾಜ್ ಸರ್ ಅವರಿಂದ ಕೇಳೋಣ.
7: ಆಮೇಲೆ ನಾಟಕದಲ್ಲೂ ಸಹ ಅವರು ಗಾಂಧೀಜಿಯವರ ತತ್ವಗಳನ್ನು ಅವರು ಪರಿಪಾಲನೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅವರ ನಾಟಕ ಜಲಗಾರ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ನಾಟಕ ಅದು. ಅದರಲ್ಲಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಕಾಯಕವೇ ಪೂಜೆ ಎಂಬ ಚಿಂತನೆಗೆ ಕುವೆಂಪು ನೀಡಿರ್ತಕ್ಕಂಥ ಅದ್ಭುತ ನಾಟ್ಯ ರೂಪ ಆಗಿದೆ. ಅದರಲ್ಲಿ ನಾನು ಜಗದ ಕಸ ಗುಡಿಸುವ ಜಲಗಾರನೇ ಎಂಬ ಮಾತು ಬರುತ್ತದೆ. ಅದೇ ರೀತಿ ಮತ್ತೊಂದು ನಾಟಕ ಶೂದ್ರ ತಪಸ್ವಿ, ರಾಮಾಯಣದ ಉತ್ತರಕಾಂಡದ ಶಂಭೂಕನ ಪ್ರಸಂಗವನ್ನು ಕುವೆಂಪು ಸಂಪೂರ್ಣವಾಗಿ ಪುನರ್ರಚಿಸಿ ಗಾಂಧೀಜಿಯವರ ಸಾಮಾಜಿಕ ಸಮಾನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಬೆರಳಿಗೆ ಕೊರಳ್ ನಾಟಕದಲ್ಲಿ ಶೋಷಿತ ವರ್ಗದ ಮೇಲಾಗ್ತಕ್ಕಂತಹ ಅನ್ಯಾಯವನ್ನು ಏಕಲವ್ಯನ ಪಾತ್ರದ ಮೂಲಕ ಖಂಡಿಸಿದ್ದಾರೆ. ಹೀಗೆ ಕುವೆಂಪು ಅವರು ತಮ್ಮ ಸಾಹಿತ್ಯದ ಮೂಲಕ ವೈಚಾರಿಕ ಬದುಕಿಗೆ ಗಾಂಧೀಜಿ ನೈತಿಕ ದಿಕ್ಸೂಚಿಯಾಗಿದ್ದರು ಎಂಬುದನ್ನು ಬಹಳ ಸೊಗಸಾಗಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಇನ್ನು ಗೊರೂರ್ ರಾಮಸ್ವಾಮಿ ಅಯ್ಯಂಗಾರ್. ಗೊರೂರರು ಸ್ವತಃ ಗಾಂಧೀಜಿಯವರ ನೇರ ಶಿಷ್ಯರಾಗಿ ಗುಜರಾತ್ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ಖಾದಿ ಮತ್ತು ಹರಿಜನೋದ್ಧಾರ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು. ಅದನ್ನು ತಮ್ಮ ಸಾಹಿತ್ಯ ರಚನೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಅವರ ಕಾದಂಬರಿ ಒಂದು ಮೆರವಣಿಗೆ ಅಂತಕ್ಕಂಥದ್ದು, ಇದು 1942 ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಮೈಸೂರು ಸಂಸ್ಥಾನದಲ್ಲಿ ನಡೆದ ಜನಪರ ಚಳುವಳಿಗಳ ಹಿನ್ನೆಲೆಯಲ್ಲಿ ಕತೆ ಸಾಗುತ್ತೆ. ಇದರಲ್ಲಿ ಸಾಮಾನ್ಯ ಗ್ರಾಮೀಣ ಜನರು ರಾಷ್ಟ್ರೀಯ ಆಂದೋಲನಕ್ಕೆ ಧುಮುಕಿದ ಪರಿಯನ್ನು ಗಾಂಧೀವಾದಿ ದೃಷ್ಟಿಕೋನದಲ್ಲಿ ಚಿತ್ರಿಸಿದ್ದಾರೆ. ಅವರ ಮತ್ತೊಂದು ಕಾದಂಬರಿ ಹೇಮಾವತಿ, ಅದರಲ್ಲಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಗ್ರಾಮೀಣ ಪುನರುತ್ಥಾನದ ಪರಿಕಲ್ಪನೆ ಒಡಮೂಡಿದೆ. ಗಾಂಧಿ ತತ್ವಗಳಿಂದ ಪ್ರೇರಿತರಾಗಿ ಬದಲಾವಣೆ ತರಲು ಯತ್ನಿಸುವ ಚಿತ್ರಣ ಇಲ್ಲಿದೆ. ಗುರೂರವರು ಹಳ್ಳಿಯ ಚಿತ್ರಗಳು ಅಂತ ಬರೆದಿದ್ದಾರೆ. ನಮ್ಮ ಊರಿನ ರಸಿಕರು ಅಂತಕ್ಕಂಥ ಒಂದು ಪುಸ್ತಕವನ್ನು, ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಗರುಡಗಂಬದ ದಾಸಯ್ಯ ಅಂತಕ್ಕಂಥ ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಆಮೇಲೆ ಅವರು ಆತ್ಮಕಥೆಯನ್ನು ಬರೆದಿದ್ದಾರೆ. ಇದರಲ್ಲಿ ಎಲ್ಲ ಕಡೆಯೂ ಸಹ ಅವರು ಗಾಂಧೀಜಿಯವರ ಅಸಹಕಾರ ಚಳವಳಿ, ಜಾತಿ ಮತಗಳ ಭೇದವಿಲ್ಲದೆ ಮಾನವತಾವಾದವನ್ನು ಪ್ರತಿಪಾದಿಸ್ತಕ್ಕಂಥ ಅಂಶಗಳನ್ನು ಅದರಲ್ಲಿ ನಾವು ಕಾಣಬಹುದು. ಹೀಗಾಗಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಮೇಲೆ ಗಾಂಧೀಜಿ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿದ್ರು ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ದ.ರಾ. ಬೇಂದ್ರೆಯವರ ಕಾವ್ಯದಲ್ಲಿ ಗಾಂಧೀಜಿಯವರ ಸತ್ಯ, ಶಾಂತಿ, ಅಹಿಂಸೆ, ಬಡವರ ಬಗ್ಗೆ ಇದ್ದಂತಹ ಕಳಕಳಿ ಮತ್ತು ರಾಷ್ಟ್ರೀಯ ಒಂದು ಪ್ರಜ್ಞೆ ಅದು ಆಳವಾಗಿ ಹಾಸುಹೊಕ್ಕಾಗಿದೆ. ನಾಯಕನಿಗಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಶಕ್ತಿಯುಳ್ಳ ಯುಗ ಪುರುಷನಂತೆ ಅವರು ದ.ರಾ. ಬೇಂದ್ರೆ ಗಾಂಧೀಜಿಯವ್ರನ್ನ ಕಂಡಿದ್ದಾರೆ. ಅವರು ಬರೆದಿರ್ತಕ್ಕಂಥ ಒಂದು ಕವನ ಗಾಂಧಿ ಅಂತಕ್ಕಂಥದ್ರಲ್ಲಿ ಮಹಾತ್ಮರ ನೈತಿಕ ಶಕ್ತಿ ಮತ್ತು ಅಹಿಂಸಾ ಮಾರ್ಗವನ್ನು ಶ್ಲಾಘಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಕವನ. ಅದರಲ್ಲಿ ಗಾಂಧೀಜಿಯವರ ಸರಳತೆ ಮತ್ತು ದೃಢತೆಯನ್ನು ಬೇಂದ್ರೆ ಎಷ್ಟು ಸೊಗಸಾಗಿ ಒಂದು ಆಧ್ಯಾತ್ಮಿಕ ನೆಲಕಟ್ಟಿನ ಮೇಲೆ ರಚಿಸಿದ್ದಾರೆ ಅಂತಂದರೆ ಅದನ್ನು ಓದಿದಾಗ ನಮಗೆ ಅರ್ಥ ಆಗುತ್ತದೆ. ಅವರು ಅದರಲ್ಲಿ ಈ ರೀತಿ ಬರೆದ ಕೆಲವು ಸಾಲುಗಳ ಮಾತ್ರ ಹೇಳೋದಕ್ಕೆ ಸಾಧ್ಯ. ಅವರು ಈ ಕೆಳಗಿನ ಸಾಲುಗಳಲ್ಲಿ ಗಾಂಧೀಜಿಯವರ ಒಂದು ತತ್ವಗಳನ್ನು ಎಷ್ಟು ಸೊಗಸಾಗಿ ಎತ್ತಿಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರು ಬರೀತಾರೆ, ಏಕತಂತಿಯ ಮೀಟು ತಿಹುದು ಈ ಜೀವ, ಸತ್ಯ ಅಹಿಂಸೆಯನ್ನೇ ನುಡಿಸುತ್ತಿಹುದು ಭಾವ. ಏಕತಂತಿಯ ಮೀಟು ತಿಹುದು ಈ ಜೀವ, ಸತ್ಯ ಅಹಿಂಸೆಯನ್ನೇ ನುಡಿಸುತ್ತಿಹುದು ಭಾವ. ಯುಗ ಯುಗಗಳ ತಪಸ್ಸಿನ ಒಟ್ಟು ಸತ್ವ, ಮೂರ್ತಿವೆತ್ತಂತೆ ನಿಂದಿದೆ ಈ ತತ್ವ. ಅವರ ಇನ್ನೂ ಕೆಲವು ಕವನಗಳಲ್ಲಿ ಗಾಂಧೀಜಿಯವರ ಒಂದು ದರಿದ್ರ ನಾರಾಯಣನ ಕಲ್ಪನೆಯನ್ನು ಕಾಣಬಹುದು. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬಡತನದ ಊಟ ಮತ್ತು ಬಡವಿ, ಈ ಎರಡು ಕವನಗಳಲ್ಲಿ ಈ ಒಂದು ಕಲ್ಪನೆಯನ್ನು ನಾವು ಕಾಣಬಹುದು. ಮತ್ತೊಂದು ಕವನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕವನ ನರಬಲಿ ಅಂತಕ್ಕಂಥದ್ದು. ಇದು ಸ್ವಾತಂತ್ರ್ಯದ ಸಂಗ್ರಾಮದ ತೀವ್ರತೆಯನ್ನು ಸಾರತಕ್ಕಂಥ ಒಂದು ಕವಿತೆ. ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ದನಿ ಎತ್ತಿದ ಈ ಕವನ ಪ್ರಕಟ ಆದಾಗ ಸರ್ಕಾರದ ಕೆಂಗಣ್ಣಿಗೆ ಈ ಬೇಂದ್ರೆಯವರು ಗುರಿಯಾಗ್ತಾರೆ. ಬೇಂದ್ರೆಯವರಿಗೆ ಸರ್ಕಾರ ದೇಶದ್ರೋಹಿ ಪಟ್ಟ ಕಟ್ಟಿ ಜೈಲು ಶಿಕ್ಷೆ ಮತ್ತು ಗಡೀಪಾರು ಶಿಕ್ಷೆಯನ್ನು ಸಹ ವಿಧಿಸಿತ್ತು. ಅಂಥ ಒಂದು ಕವನ ಅಂತಂದರೆ ನರಬಲಿ. ಅದೇ ರೀತಿ ಬೇಂದ್ರೆಯವರ 33 ಕೋಟಿ ದಾಸ್ಯದ ಸಂಕೋಲೆಯನ್ನು ಕಳಚೋದಕ್ಕೆ ಕರೆ ಕೊಡ್ತಕ್ಕಂಥ ಒಂದು ಕವಿತೆ. ಆಮೇಲೆ ಹುಚ್ಚುನಾಯಿ ಅಂತಕ್ಕಂಥ ಒಂದು ಕವಿತೆ ಬರೆದಿದ್ದಾರೆ. ಅದರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯನ್ನು ಮತ್ತು ಅದರ ಕ್ರೂರ ದಬ್ಬಾಳಿಕೆಯನ್ನು ಅದಕ್ಕೆ ಖಂಡಿಸಿ ಅದನ್ನು ಬರೆದಿರ್ತಕ್ಕಂಥ ಒಂದು ಕವಿತೆ ಅದು. ಆಮೇಲೆ ಮತ್ತೊಂದು ಕನವರಿಕೆ ಅಂತಕ್ಕಂಥ ಒಂದು ಕವನ, ಭಾಳ ಸೊಗಸಾಗಿರ್ತಕ್ಕಂಥ ಕವನ. ಆ ಕವನದಲ್ಲಿ ಸ್ವಾತಂತ್ರ್ಯ ಚಳವಳಿಯ ದಿನಗಳಲ್ಲಿ ಬ್ರಿಟಿಷರ ಲಾಠಿ ಚಾರ್ಜು, ಗೋಲಿಬಾರು, ಇದರಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನರ ಆಕ್ರಂದನ, ಅಹಿಂಸಾ, ಸತ್ಯಾಗ್ರಹಿಗಳ ನಿಸ್ವಾರ್ಥ ಹೋರಾಟ ಮತ್ತು ದೇಶದ ಬಿಡುಗಡೆಯ ಕನಸನ್ನು ಬಿಂಬಿಸಿರ್ತಕ್ಕಂಥ ಒಂದು ಕವನ ಅಂತಂದರೆ ಕನವರಿಕೆ. ಹೀಗೆ ಅವರ ದ.ರಾ. ಬೇಂದ್ರೆಯವರು ಸಾಹಿತ್ಯದ ಮೇಲೆ ಗಾಂಧೀಜಿಯವರ ಪ್ರಭಾವ ಅತಿಯಾಗಿ ಬೀರಿತ್ತು. ಗಾಂಧೀಜಿಯವರನ್ನು ಅವರು ಬಹಳಷ್ಟು ಗೌರವಿಸ್ತಾ ಇದ್ದರು. ಇನ್ನು ಮುಂದೆ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಾದಂಬರಿ. ಆ ಕಾದಂಬರಿಯಲ್ಲಿ ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳು ಮೇಲ್ನೋಟದ ಘೋಷಣೆಯಾಗಿ ಬರದೆ ಕಥೆಯ ಜೀವನಾಡಿಯಾಗಿ ಬಂದಿರತಕ್ಕಂಥದ್ದು ಮತ್ತು ಮಾತ್ರಗಳ ಆಂತರಿಕ ಪರಿವರ್ತನೆಯ ಶಕ್ತಿಯಾಗಿ ಅವು ಬಹಳ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಅದರಲ್ಲಿಯೇ 3ನೇ ತಲೆಮಾರಿನ ನಾಯಕ, ಅದರೊಳಗೆ ಒಬ್ಬ ನಾಯಕ ಬರ್ತಾನೆ 3ನೇ ತಲೆಮಾರಿನ ನಾಯಕ ರಾಮ ಅಂತಕ್ಕಂಥವನು. ಆ ರಾಮ ಅನ್ನನು ಆಧುನಿಕ ಶಿಕ್ಷಣವನ್ನು ಪಡೆದರೂ ಸಹ ಗಾಂಧೀಜಿಯವರ ಸತ್ಯ, ಸರಳತೆ ಮತ್ತು ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವಕ್ಕೆ ಒಳಗಾಗ್ತಾನೆ. ಗಾಂಧಿ ಪ್ರಭಾವಕ್ಕೆ ಒಳಗಾಗಿ ಚಳುವಳಿಯಲ್ಲಿ ಪಾಲ್ಗೊಂಡು ಜೈಲು ಶಿಕ್ಷೆಯನ್ನು ಅನುಭವಿಸ್ತಾನೆ. ಜೈಲಿಂದ ಬಿಡುಗಡೆ ಆದಮೇಲೆ ಹಳ್ಳಿಗೆ ಹೋಗಿ ಮರಳಿ ಹೋಗಿ ಅವನು ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸದಲ್ಲಿ ತೊಡಗುತ್ತಾನೆ. ಇದು ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಒಂದು ಕಾದಂಬರಿಯನ್ನು ಓದಿದಾಗ ನಮಗೆ ಅರ್ಥವಾಗ ಒಂದು ಅದರ ಅವರ ಒಂದು ತೀವ್ರತೆ ನಮಗೆ ಅರ್ಥ ಆಗುತ್ತೆ. ಇನ್ನು ನಿರಂಜನರು, ನಿರಂಜನರಂತೂ ಪ್ರಗತಿಶೀಲ ಪಂಥದ ಕಾದಂಬರಿಕಾರರವರು. ಅವರು ಒಳ್ಳೆ ಕಥೆಗಾರರಾಗಿದ್ದರು, ಪತ್ರಕರ್ತರಾಗಿದ್ದರು. ತಮ್ಮ ಸಾಹಿತ್ಯದ ಆರಂಭದ ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತು ಗಾಂಧೀಜಿಯವರ ಸತ್ಯಾಗ್ರಹ ತತ್ವಗಳಿಂದ ಪ್ರೇರಿತರಾಗಿದ್ದರು. ಅವರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿ ಚಿರಸ್ಮರಣೆ ಅಂತಕ್ಕಂಥದ್ದು, ಅದರಲ್ಲಿ ಕೇರಳದ ಕೆಯ್ಯೂರಿನ ರೈತ ಹೋರಾಟವನ್ನು ಆಧರಿಸಿ ಬರೆದಿರ್ತಕ್ಕಂಥ ಒಂದು ಕಾದಂಬರಿ ಅದು ಚಿರಸ್ಮರಣೆ. ಗಾಂಧೀಜಿಯವರ ಸತ್ಯಾಗ್ರಹ, ಅಹಿಂಸಾತ್ಮಕ ಪ್ರತಿಭಟನೆಗಳು ಹೇಗೆ ಗ್ರಾಮೀಣ ಶೋಷಿತ ರೈತರ ಮೇಲೆ ಪ್ರಭಾವ ಬೀರಿದವು ಎಂಬುದನ್ನು ಇದರಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಚಿತ್ರಣವನ್ನು ಮಾಡಿದ್ದಾರೆ. ಅವರ ವಿಮೋಚನೆ ಮತ್ತು ದೂರದ ನಕ್ಷತ್ರ ಕಾದಂಬರಿ, ಇವೆರಡು ಕಾದಂಬರಿ, ದೂರದ ವಿಮೋಚನೆ ಮತ್ತು ದೂರದ ನಕ್ಷತ್ರ ಅಂತಕ್ಕಂಥ ಎರಡು ಕಾದಂಬರಿಗಳು, ಅದರಲ್ಲೂ ಸಹ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಚಳುವಳಿಗೆ ಧುಮುಕಿದ ಯುವಕರ ಆದರ್ಶ, ತ್ಯಾಗ ಮತ್ತು ಜೈಲುವಾಸದ ಚಿತ್ರಣಗಳು ಇಲ್ಲಿ ಕಂಡುಬರುತ್ತೆ. ಒಟ್ಟಾರೆಯಾಗಿ ನಿರಂಜನರ ಸಾಹಿತ್ಯದಲ್ಲಿ ಗಾಂಧೀಜಿ ಒಬ್ಬ ರಾಜಕೀಯ ನಾಯಕನಾಗಿ ಜನರಲ್ಲಿ ಬಿತ್ತಿದ ಸ್ವಾತಂತ್ರ್ಯದ ಕಿಚ್ಚು ಮತ್ತು ಮಾನವೀಯ ಮೌಲ್ಯಗಳ ಪರವಾಗಿ ನಿಲ್ಲುತ್ತಾರೆ. ಕನ್ನಡದಲ್ಲಿ ಗಾಂಧಿ ಸಾಹಿತ್ಯ ವಿಪುಲವಾಗಿ ಬೆಳೆದಿದೆ. ಹಲವಾರು ಕವಿಗಳು, ಸಾಹಿತಿಗಳು ತಮ್ಮ ಅಮೂಲ್ಯ ಕೃತಿಗಳ ಮೂಲಕ ಗಾಂಧೀಜಿಯವರ ಚಿಂತನೆಗಳನ್ನು ಜೀವಂತವಾಗಿ ಇರಿಸ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿನೂ ಆಗಿದ್ದಾರೆ. ನಮಸ್ಕಾರ.
2: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಕನ್ನಡ ಸಾಹಿತ್ಯದಲ್ಲೂ ಕೂಡ ಗಾಂಧಿಯ ಪ್ರಭಾವ ಯಾವ ರೀತಿ ಮೂಡ್ ಬಂದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು ಎಮ್ ಎನ್ ಸುಂದರಾಜ್ ಸರ್ ಅವರು. ಖಂಡಿತವಾಗ್ಲೂ ನಡೆ ಮತ್ತು ನುಡಿಗಳಲ್ಲಿ ಏಕನಿಷ್ಠೆಯವರಾಗಿದ್ದರು ಗಾಂಧೀಜಿಯವರು. ಗಾಂಧೀಜಿಯವರ ಒಂದು ಸಂದೇಶಗಳು ಎಲ್ರಿಗೂ ಕೂಡ ದಾರಿದೀಪ ಅಲ್ವಾ ಸ್ನೇಹಿತರೆ? ಬರವಣಿಗೆ ಮತ್ತು ಉತ್ತಮ ಚಿಂತನೆ ವಿಚಾರಧಾರೆಗಳ ಮೂಲಕ ಕೂಡ ಜಗತ್ತನ್ನ ಬದಲಾವಣೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವರು ಗಾಂಧೀಜಿಯವರು ಸ್ನೇಹಿತರೆ. ಈ ದಿನ ಗಾಂಧಿ ಜಯಂತಿಯ ಪ್ರಯುಕ್ತ ವಿಶೇಷವಾಗಿ ಸಾಕಷ್ಟು ಅವರ ಚಿಂತನೆಗಳು ಯಾವ ರೀತಿ ಕನ್ನಡ ಸಾಹಿತ್ಯದಲ್ಲಿ ಮೂಡ್ ಬಂದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದಂತಹ ಎಂ ಎನ್ ಸುಂದರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ಇದೇ ವಿಷಯದ ಕುರಿತು ಮತ್ತಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸವಿತಾ ನಾಗಭೂಷಣ್ ಮೇಡಮ್ ಅವರಿದ್ದಾರೆ. ಅವರಿಂದ ಆ ಎಲ್ಲ ಮಾಹಿತಿಗಳನ್ನು, ಆಸಕ್ತಿಕರ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬಯಲು ಶೌಚ ಮುಕ್ತ, ಪ್ಲಾಸ್ಟಿಕ್ ಮುಕ್ತ, ಕಸ ಮುಕ್ತ ವಾತಾವರಣವನ್ನ ನಿರ್ಮಿಸೋಣ.
1: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಗಾಂಧಿ ಜಯಂತಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಎಂಎನ್ ಸುಂದರಾಜ್ ಸರ್ ಅವರು ಸಾಹಿತ್ಯದಲ್ಲಿ ಗಾಂಧಿ ಅನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಸವಿತಾ ನಾಗಭೂಷಣ್ ಮೇಡಮ್ ಅವರಿಂದ ಕೇಳೋಣ. ಇವರಿಂದ ಸಾಹಿತ್ಯದಲ್ಲಿ ಗಾಂಧಿ ಅನ್ನುವಂಥ ವಿಷಯದ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಇವರ ಪರಿಚಯವನ್ನು ನಾನು ನಿಮಗೆ ತಿಳಿಸ್ಲೇಬೇಕು. ಸ್ನೇಹಿತರೆ, ಸವಿತಾ ನಾಗಭೂಷಣ್ ಮೇಡಮ್ ಅವರು ಮೂಲತಃ ಚಿಕ್ಕಮಗಳೂರಿನವರು. ಇವರ ಒಂದು ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ದು ಶಿವಮೊಗ್ಗದಲ್ಲಿ. ಇವರು ಕವಿಯತ್ರಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ, ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು ಮೈಸೂರು ವಿಶ್ವವಿದ್ಯಾಲಯದಿಂದ. ಡಿ ಎಸ್ ನಾಗಭೂಷಣ ಅವರ ಜತೆಗೂಡಿ 10 ವರ್ಷಗಳ ಕಾಲ ಹೊಸ ಮನುಷ್ಯ ಪತ್ರಿಕೆ ಸಂಪಾದನೆಯನ್ನು ಮಾಡಿದಂಥವರು. ಅಂಚೆ ಕಚೇರಿಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸೇವೆಯ ನಂತರ ಸ್ವಯಂ ನಿವೃತ್ತಿ ಪಡ್ಕೊಂಡು ಬರವಣಿಗೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ನಾ ಬರುತ್ತೇನೆ ಕೇಳು, ಹೊಳೆಮಗಳು, ಚಂದ್ರನನ್ನು ಕರೆಯಿರಿ ಭೂಮಿಗೆ, ಜಾತ್ರೆಯಲ್ಲಿ ಶಿವ ದರ್ಶನ, ಕರುಣಾಳು ದೇವರಿಗೆ ಹೋದೆವು, ಕಡೆ ಮಾತು ದಿನದ ಪ್ರಾರ್ಥನೆ, ಯುದ್ಧ ವಿರೋಧಿ ಶಾಂತಿಗೀತೆಗಳು, ಹಳ್ಳಿಯ ದಾರಿ, ಆಕಾಶ ಮಲ್ಲಿಗೆ, ಕಾಡು ಲಿಲ್ಲೆ ಹೂಗಳು ಇವರ ಆಯ್ದ ಕವನ ಸಂಕಲನಗಳಾಗಿವೆ. ಇನ್ನು ಅಜ್ಜಿ ಕರೆದ ಹಾಗಾಯಿತು, ಇದು ಇವರ ಕಥಾ ಸಂಕಲನವಾಗಿದೆ. ಇವರ ಒಂದು ಕಾದಂಬರಿ ಸ್ತ್ರೀಲೋಕ, ಜೊತೆಗೆ ಮುಡಿಮಲ್ಲಿಗೆ ಎಂಬ ಲೇಖನ ಸಂಗ್ರಹಗಳು ಕೂಡ ಸಾಕಷ್ಟಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಯು ಸಾಹಿತ್ಯ ಕ್ಷೇತ್ರದ ಜೀವಮಾನದ ಸಾಧನೆಗಾಗಿ ಸಂದಿದೆ. ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ ಕೂಡ. ಡಿ ಎಸ್ ಕರ್ಕಿ ಕಾವ್ಯ ಪುರಸ್ಕಾರ, ಪೂತಿನ ಕಾವ್ಯ ಪುರಸ್ಕಾರ, ಮಾಸ್ತಿ ಕಾವ್ಯ ಪುರಸ್ಕಾರ, KSN ಕಾವ್ಯ ಪುರಸ್ಕಾರ, ಹಲಸಂಗಿ ಗೆಳೆಯರ ಮಧುರ ಚೆನ್ನ ಕಾವ್ಯ ಪ್ರಶಸ್ತಿ, ಎಂಕೆ ಇಂದಿರ ಸಾಹಿತ್ಯ ಪ್ರಶಸ್ತಿ, ಗೀತಾ ದೇಸಾಯಿ ದತ್ತಿ ಬಹುಮಾನ, ಬಿಎಚ್ ಶ್ರೀಧರ್ ಕಾದಂಬರಿ ಪುರಸ್ಕಾರ, ಉತ್ತರ ಕರ್ನಾಟಕ ಲೇಖಕಿಯರ ಸಂಘ ಕೊಡಮಾಡುವ ಲತಾ ರಾಜಶೇಖರ್ ಕಾವ್ಯ ಪುರಸ್ಕಾರ, ಕಾಸಪ್ಪ ನೀಡುವ ಅತ್ತಿಮಬ್ಬೆ ರಾಷ್ಟ್ರ ಪುರಸ್ಕಾರ, ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಸವಿತಾ ನಾಗಭೂಷಣ್ ಮೇಡಮ್ ಅವರು. ಇವರ ಒಂದು ಬರವಣಿಗೆಯ ಕಾಯಕ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ ಸಾಹಿತ್ಯದಲ್ಲಿ ಗಾಂಧಿ ಅನ್ನುವಂತಹ ವಿಷಯದ ಬಗ್ಗೆ ಇವರಿಂದ ಕೇಳೋಣ.
2: ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು. ರಾಮಾಯಣ ಮತ್ತೆ ಮಹಾಭಾರತ ಕಾವ್ಯ ಹೇಗೆ ನಮ್ಮನ್ನು ಪ್ರಭಾವ ಮಾಡಿದೆಯೋ, ಭಾರತದ ಜನಮಾನಸದಲ್ಲಿ ನೆಲೆ ನಿಂತಿದೆಯೋ, ಅದೇ ರೀತಿ 20ನೇ ಶತಮಾನದಲ್ಲಿ ಹಲವಾರು ತಲೆಮಾರುಗಳನ್ನ ಗಾಢವಾಗಿ ಪ್ರಭಾವಿಸಿದವರು ಗಾಂಧಿ. ಗಾಂಧಿ ಅಂದ್ರೆ ವ್ಯಕ್ತಿ ಮಾತ್ರ ಅಲ್ಲ,

ಈ ಹೇಳಿಕೆಯನ್ನ ಹೊಸ ಬೆಳಕಿನಲ್ಲಿ ನೋಡೋ ಅಗತ್ಯ ಇದೆ. ಇಡೀ ಜಗತ್ತು ಮಾರುಕಟ್ಟೆ, ಸರಕಿನ ಸಾಮ್ರಾಜ್ಯ, ಸಂವೇದನೆ ಅನ್ನೋದ್ ಮುಖಾಗಿ ಮನುಷ್ಯ ಮತ್ತು ಭೂಮಿಯ ಆರೋಗ್ಯ ಏರುಪೇರಾಗಿ ವಿನಾಶದ ಅಂಚಿಗೆ ತಲುಪ್ತಾ ಇರ್ಬೇಕಾದ್ರೆ ಗಾಂಧಿಯ ಕಾಣಿಕೆ ನಿಜವಾಗ್ತಾ ಇದೆ. ಗಾಂಧಿ ಬದುಕಿದ್ದಾಗ್ಲೂ ತೀರ್ಕೊಂಡ ಮೇಲೂ ಸಾಮಾನ್ಯರಿಂದ ಅಸಾಮಾನ್ಯ ಜನರನ್ನ ಪ್ರಭಾವಿಸ್ತಾನೆ ಬಂದವರು. ಹಾಗೆ ಕನ್ನಡ ಸಾಹಿತ್ಯ ಕೂಡ, ಕನ್ನಡ ಸಾಹಿತಿ ಕೂಡ ಅದಕ್ಕೆ ಹೊರತಾಗಿಲ್ಲ. ಅದು ಹೇಗೆ ಅಂದ್ರೆ ಸ್ಥಳೀಯವಾಗಿ ಮತ್ತು ಜಾಗತಿಕವಾಗಿ ಭಾರತೀಯ ಲೇಖಕರನ್ನ ಅವ್ರು ಹೇಗೆ ಪ್ರಭಾವಿಸಿದ್ರು ಅಂತ ನಿಮ್ಗೆ ಮಂದಟ್ ಮಾಡ್ಲಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ 1930 ಶಿವರಾಮ್ ಕಾರಂತರು ಚೋಮನ್ ದುಡಿ ಬರೀತಾರೆ. ಅದೇ ಸಮಯಕ್ಕೆ ಮುಲ್ಕರಾಜ್ ಆನಂದ್ ದ ಅನ್ಟಚಬಲ್ ಅಂದ್ರೆ ಅಸ್ಪೃಶ್ಯ ಅಂತ ಅವರು ಒಂದು ಕಾದಂಬರಿ ಬರೀತಾರೆ. ಒಂದೇ ವರ್ಷದ ಹಿಂದೆ ಮುಂದೆ ಇದರ ಹಿಂದೆ ಇರೋ ವ್ಯಕ್ತಿ ಅಂದ್ರೆ ಗಾಂಧಿನೇ. ಮತ್ತೆ ಅವರ ಅಸ್ಪೃಶ್ಯತ ನಿಲುವು ಮತ್ತೆ ನಿವಾರಣಾ ಕಾರ್ಯಕ್ರಮಗಳು ಅದ್ ಹೇಗೆ ಅಂದ್ರೆ ಯಂಗ್ ಇಂಡಿಯಾದಲ್ಲಿ ಅಂದ್ರೆ ಅವ್ರ ಪತ್ರಿಕೆ ಗಾಂಧಿ ಪತ್ರಿಕೆಯಲ್ಲಿ ಅವರು ಲೂಕಾ ಅಂತ ಒಬ್ಬ ಅಸ್ಪೃಶ್ಯ ಬಾಲಕನ ಬಗ್ಗೆ ಒಂದು ಟಿಪ್ಪಣಿ ಬರೀತಾರೆ. ಅವಾಗ ಅದು ಮುಲ್ಕರಾಜ್ ಆನಂದ್ ಗಮನಕ್ಕೆ ಬರುತ್ತೆ. ಅವ್ರ ಕಾದಂಬರಿಯಲ್ಲಿ ಗಾಂಧಿ ಬರೆದ ಲೂಕಾ ಬಾಕಾ ಅಂತ ಹೀರೋ ಆಗ್ತಾನೆ. ಆಮೇಲೆ ಮುಲ್ಕರಾಜ್ ಆನಂದ್ಗೆ ಗಾಂಧಿನ ಭೇಟಿ ಮಾಡ್ಬೇಕು ಅನ್ಸುತ್ತೆ. ಅವರು ಪತ್ರ ಬರೆದು ಹೋಗ್ತಾರೆ. ಅವ್ರು ಇಂಗ್ಲೆಂಡ್ ಅಲ್ಲಿ ಇದ್ದವರು ಭಾರತಕ್ಕೆ ಬರ್ತಾರೆ. ಆಮೇಲೆ ಗಾಂಧಿನ ಭೇಟಿ ಮಾಡ್ತಾರೆ. ಅವ್ರ ಕಾದಂಬರಿನ ಅವ್ರ ಮುಂದೆ ಓದ್ಬೇಕು ಅಂತ ಅವ್ರಿಗೆ ಆಸೆ. ಅವಾಗ ಗಾಂಧಿ ಒಂದು ಷರತ್ತು ವಿಧಿಸ್ತಾರೆ ಅವ್ರಿಗೆ, ಪ್ರತಿ ದಿವಸ ನಮ್ಮ ಆಶ್ರಮದಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಮಾತ್ರ ನೀನ್ ಕಾದಂಬರಿ ಕೇಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಅಸ್ಪೃಶ್ಯತೆ ಬಗ್ಗೆ ಅವರ ಬದ್ಧತೆ ಎಷ್ಟಿತ್ತು ಅನ್ನೋದು ನಾವು ಅಲ್ಲಿ ತಿಳ್ಕೊಬಹುದು. ಮುಲ್ಕರಾಜ್ ಆನಂದ್ ಕೂಡ ಆ ಸರತಿಗೆ ಒಪ್ಪಿಬಿಟ್ಟು ಆಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಪ್ರತಿ ದಿವಸ ಒಂದ್ ಅಧ್ಯಾಯ ಕಾದಂಬರಿ ಅವ್ರ ಮುಂದೆ ಓದೋದು. ಸುಮಾರು 300 ಪುಟದ ಕಾದಂಬರಿನ ಗಾಂಧಿ 150 ಪುಟ ತಿಳಿಸ್ತಾರೆ. ಇಲ್ಲಿ ಕನಸಿಗೆ ಆಸ್ಪದ ಇಲ್ಲ, ವಾಸ್ತವತೆ ಮಾತ್ರ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ಗಾಂಧಿ ತುಂಬಾ ಒಂದ್ ರೀತಿ ಕಠಿಣ ಮನುಷ್ಯನೇ. ಅದೇ ಟೈಮಲ್ಲೇ ಕಾರಂತರು ಚೋಮನ್ ದುಡಿ ಬರೆಯುವಂತದ್ದು ಅಂದ್ರೆ ನೋಡಿ, ಒಬ್ಬ ಇಂಗ್ಲೆಂಡ್ ಇರೋ ಲೇಖಕ ಸ್ಥಳೀಯವಾಗಿ ಇಲ್ಲಿ ಸಾಲಿಗ್ರಾಮದಲ್ಲಿ ಇರೋ ಲೇಖಕ, ಆದ್ರೆ ಇಬ್ಬರಿಗೂ ಅದೇ ಅಸ್ಪೃಶ್ಯತೆ ಅನ್ನೋದಿದೆಯಲ್ಲ ಅದು ತುಂಬಾ ಮಹತ್ವದ್ದು ಅಂತ ಅನ್ಸೋದು. ಮತ್ತೆ ಅವ್ರ ಕಾದಂಬರಿ ಬರೆಯುವಂತದ್ದು ಕಾರಂತರಂತೂ ಪತ್ರ ಸಂಪರ್ಕದಲ್ಲಿ ಇರ್ತಾರೆ. ಒಂದ್ ಹಂತದಲ್ಲಿ ಅವ್ರಿಗೆ ಭ್ರಮ ನಿರಸನ ಪೂರ್ಣ ಆಗುತ್ತೆ. ಗಾಂಧಿ ಅವರು ಪತ್ರ ಬರೆದಾಗ ಕೆಲವು ಸತಿ ಏನಪ್ಪ ಈ ಮನುಷ್ಯ ಹೀಗೆ ಅಂತ. ಆದ್ರೂ ಅವರ ಕಾದಂಬರಿ ತುಂಬಾ ಗಾಂಧಿ ಚೇತನವೇ ಇರೋದು. ಯಾಕಂದ್ರೆ ಚೋಮನ್ ದುಡಿ ಇರ್ಬೋದು, ಮರಳಿ ಮಣಿಗೆ ಇರ್ಬೋದು, ಔದಾರ್ಯದ ಉರುಳಲಿ ಇರ್ಬೋದು, ಚಿಗುರಿದ ಕನಸು ಇರ್ಬೋದು, ಅನೇಕ ಕಾದಂಬರಿಯಲ್ಲಿ ಗಾಂಧಿಯ ಚಿಂತನೆಯ ಛಾಪಿದೆ. ಇನ್ನು ಕುವೆಂಪು ಬಂದ್ರೆ ನೀವು ಕಾನೂರು ಹೆಗ್ಗಿಡ್ತೀವಿ ತಗೊಳ್ಳಿ, ಅದ್ರಲ್ಲಿ ಹೂವಯ್ಯ ಬರ್ತಾನೆ. ಅವನಂತೂ ಅದರಿಂದಂತೂ ಗಾಂಧಿನೇ ಇರುವಂತದ್ದು, ಒಂಥರ ಆದರ್ಶವಾದ ಒಬ್ಬ ವ್ಯಕ್ತಿ. ಇನ್ನು ಮಲೆಗಳಲ್ಲಿ ಮದುಮಗಳಲ್ಲಿ ಮುಕುಂದಯ್ಯ ಬರ್ತಾನೆ. ಅಲ್ಲೂ ಕೂಡ ಆ ಪ್ರೇರಣೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಮಲೆಗಳಲ್ಲಿ ಮದುಮಗಳಲ್ಲಿ ಬುತ್ತಿ ಅಂತ ಒಂದು ಪಾತ್ರ ಇದೆ. ಅದು ಇದೇ ಕಾದಂಬರಿಯ ಹೀರೋ ಅದು, ಬುತ್ತಿ ಮತ್ತೆ ಅವನ್ ನಾಯಿ. ಅಂದ್ರೆ ಈ ತರ ಪಾತ್ರಣ ಚಿತ್ರಣ ಎಲ್ಲ ಮಾಡ್ಬೇಕು ಅಂದ್ರೆ ಒಬ್ಬ ಲೇಖಕನ ಹಿಂದೆ ಅನೇಕ ವಿಚಾರಗಳಿರುತ್ತೆ. ಆ ವಿಚಾರಗಳ ಹಿಂದೆ ಈ ವ್ಯಕ್ತಿ ಇದ್ದಾರೆ ಅಂತ ನನ್ನ ನಂಬಿಕೆ. ಇನ್ನು ಅನಂತಮೂರ್ತಿಯವರ ಭಾರತೀಪುರ, ಸಂಸ್ಕಾರ, ತೇಜಸ್ವಿಯವರ ಕರ್ವಾಲು, ಬಸವರಾಜ ಕಟ್ಟಿಮನಿಯವರ ಮಾಡಿ ಮಾಡಿದವರು, ಬೋಳ್ವಾರ್ ಮೊಹಮ್ಮದ್ ಕುಯ್ಯವರ ಸ್ವಾತಂತ್ರ್ಯದ ಓಟ, ಎಚ್ ನಾಗವೇಣಿಯವರ ಗಾಂಧಿ ಬಂದ, ಇಲ್ಲೆಲ್ಲ ಗಾಂಧಿನೇ ಇರೋದು. ಇನ್ನು ವಿಮರ್ಶೆ ಕೂಡ ಇದೆ. ಗಾಂಧಿ ಅಂದ್ರೆ ಬರೀ ಆರಾಧನೆ ಅಷ್ಟೇ ಅಲ್ಲ, ಒಂದು ಕ್ರಿಟಿಕ್, ಒಂದು ವಿಮರ್ಶೆ ಕೂಡ ಇದೆ. ಈ ರಾವ್ ಬಹದ್ದೂರ್ ಗ್ರಾಮಾಯಣ ಬರುತ್ತಲ್ಲ, ಅಲ್ಲಿ ಗ್ರಾಮಗಳ ಬಗ್ಗೆ ಅವನತಿ ಬಗ್ಗೆನೇ ಒಂದು ದೊಡ್ಡ ವಿಮರ್ಶೆ ಇದೆ. ಅವಾಗ ಗ್ರಾಮ ಸ್ವರಾಜ್ಯ ಅಂದ್ರೆ ಏನು ಅಂತ ಕೇಳ್ಕೊಳ್ಳೋ ಪ್ರಶ್ನೆನೂ ಅಲ್ಲಿ ಬರುತ್ತೆ. ಇನ್ನು ಆಧುನಿಕ ನಾಗರಿಕತೆ ಬಗ್ಗೆ ದೊಡ್ಡ ವಿಮರ್ಶಕರು ಗಾಂಧೀಜಿ.
ನಮ್ಮ ಆಲ್ನಳ್ಳಿಯವರ ಕಾದಂಬರಿ ಪರಸಗಂಗದ ಗೆಂಡತಿ ಮಹತ್ವ ಭುಜಂಗ ಏನ ದಶಾವತಾರಗಳು ಇಂಥದನ್ನೆಲ್ಲ ತಗೊಂಡ್ರೆ ಅಲ್ಲಿ ಒಂದು ಆಧುನಿಕ ನಾಗರಿಕತೆ ವಿಮರ್ಶೆ ಕೂಡ

0: ಇದ್ರ ಹಿಂದೆ ಎಲ್ಲ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ದೆಯೋ ಗಾಂಧಿ ಚಿತ್ರನ ಉಸಿರಾಡ್ತಾನೆ ಇರುತ್ತೆ. ಇನ್ನು ಇನ್ ಕತೆಗಳಿಗೆ ಬಂದ್ರೆ ಅದ್ರ ಹರವಂತೂ ತುಂಬಾ ದೊಡ್ಡ ವಿಸ್ತಾರ. ನನಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ. ಪಿ ಲಂಕೇಶ್ ಅವರ ಮುಟ್ಟಿಸಿಕೊಂಡವನು ಅಂತ ಒಂದು ಫೇಮಸ್ ಕತೆ ಇದೆ. ಅದರಲ್ಲಿ ಒಬ್ಬ ಕಣ್ಣಿನ ಡಾಕ್ಟರ್, ಅವನ ಅಸ್ಪೃಶ್ಯ, ಅವನು ಚೆನ್ನಾಗಿ ಆಪರೇಷನ್ ಮಾಡ್ತಾನೆ, ಕಣ್ಣಿನ ಆಪರೇಷನ್ ಮಾಡ್ತಾನೆ ಒಬ್ಬ ರೋಗಿಗೆ. ಆಮೇಲೆ ಕಣ್ಣಿಗೆ ನೀರು ಮುಟ್ಟಿಸಬಾರದು ಅಂತ ಹೇಳ್ತಾನೆ. ಆದ್ರೂ ಆ ರೋಗಿ ಅಸ್ಪೃಶ್ಯನ್ ಅದನ್ನ ಮುಟ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ನೀರ್ ಹಾಕೊಂಡ್ಬಿಡ್ತಾನೆ ಕಣ್ಣಿಗೆ, ಸ್ನಾನ ಮಾಡ್ಬಿಡ್ತಾನೆ, ಕಣ್ಣು ಕುರುಡಾಗಿ ಹೋಗ್ಬಿಡುತ್ತೆ. ಮತ್ತೆ ಪೇಚಾಡ್ಕೊಂಡ್ ಬರ್ತಾನೆ ಡಾಕ್ಟರ್ ಹತ್ರ, ಬೇರೆ ಎಲ್ಲೂ ಆಗದೇ ಇಲ್ಲ ಮಾಡಕ್ಕೆ, ಇಲ್ಲ ಇವರ ಹತ್ರನೇ ಬರ್ತಾನೆ. ಪಾಪ ಈ ಡಾಕ್ಟರ್ ತುಂಬಾ ಸಹಾನುಭೂತಿಯಿಂದ ಅವನ್ ಮತ್ತೆ ಆಪರೇಷನ್ ಮಾಡಿ ಕಣ್ಣು ಕೊಡ್ತಾನೆ. ಅಂದ್ರೆ ಒಬ್ಬ ಅಸ್ಪೃಶ್ಯ ಕಣ್ಣು ಕೊಡೋದು ಒಂಥರ ರೂಪಕ, ಅದು
1: ನಿಜ.
0: ಅದು ಕುರುಡಾದವ್ರಿಗೆ ಕಣ್ಣು ಕೊಡೋದು ಅಂತ ಇದೆಯಲ್ಲ, ಒಂದು ರೂಪಕ, ತುಂಬಾ ಅದ್ಭುತವಾದ ಕತೆ ಅದು. ಬೆಸಗರಳ್ಳಿ ರಾಮಣ್ಣ ಅವ್ರದ್ದೊಂದು ಫೇಮಸ್ ಗಾಂಧಿ ಬಗ್ಗೆ ಒಂದ್ ಕತೆ ಇದೆ. ಬಾಗಲಹಳ್ಳಿ ದೇವರಾಯ ಅವ್ರದ್ದು ರುದ್ರಪ್ಪನ ರೌದ್ರ ಅಂತ ಒಂದ್ ಕತೆ ಇದೆ. ಇನ್ ಮಹಾದೇವ್ರು ಮಹಾದೇವ ಅವರ ಮೂಡಲ ಸೀಮೆಯಲ್ಲಿ ಕೊಲೆಗಿಲೆ ಮುಂತಾಗಿ ಅಂತ ಒಂದ್ ಕತೆ ಇದೆ. ಅದು ತುಂಬಾ ಒಂಥರ ಅದ್ಭುತವಾದ ಕತೆ. ಅದು ಓದ್ತಾ ಹೋದಂಗೆ ಹಿಂಸೆ ಅಂದ್ರೆ ಏನು ಅಂತ ನಮ್ಗೆ ಮಂದಟ್ ಮಾಡುತ್ತೆ. ಅಂದ್ರೆ ನಮ್ಗೆ ಹಿಂಸೆ ಅಂತ ಗೊತ್ತಿದ್ರೆ ಮಾತ್ರ ನಾವು ಅಹಿಂಸೆ ಪಾಲನೆ ಮಾಡ್ಲಿಕ್ಕೆ ಆಗುವಂತದ್ದು. ಅಹಿಂಸೆ ಯಾಕೆ ಬೇಕು ಅನ್ನೋದನ್ನ ನಿಮ್ಗೆ ನಿಮ್ಗೆ ಅಹಿಂಸೆ ಅಗತ್ಯ ನಿಮ್ಗೆ ಗೊತ್ತಾಗುವಂತದ್ದು ಅದು ನಂಗೆ ಆ ರೀತಿ ಅದೊಂದು ರೂಪಕ ಭಾಷೆಯಲ್ಲಿ ಇರುವಂತ ಒಂದು ಕತೆ. ಇನ್ನು ವೈದೇಹಿ ಅವ್ರು ಇವರೆಲ್ಲ ಆ ಕಾಲದಲ್ಲೇ ಒಂಥರ ಗಾಂಧಿಗೆ ಹತ್ತಿರವಾಗಿ, ಗಾಂಧಿ ತೀರಿಕೊಂಡ ಕೆಲವೇ ವರ್ಷಗಳಲ್ಲಿ ಇವರೆಲ್ಲ ಒಂದ್ ಸ್ವಲ್ಪ ದೊಡ್ಡವರಾಗಿ ಎಲ್ಲ ಹಿಂಗಾಗಿ ಬರ್ದವ್ರು. ಗಾಂಧಿಯಿಂದ ಇವ್ರು ದೂರ ಇರ್ಲಿಲ್ಲ ಈ ಕತೆಗಾರರೆಲ್ಲ, ಹಂಗಾಗಿ ಅದು ಬಂದಿದೆ ಅಂತ ಅನ್ಕೊಳ್ತೀನಿ. ವೈದೇಹಿಯವರ ಕತೆಗಳಲ್ಲೂ ಕೂಡ ಅಷ್ಟೇ, ಈ ಮಹಿಳೆಯರ ಬಗ್ಗೆ ಇರೋ ಭಿನ್ನಾಭೇದ, ತಾರತಮ್ಯ, ಕ್ರೌರ್ಯ, ಅದ್ರ ವಿರುದ್ಧ ಅವ್ರು ಹೆಂಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಾರೆ ಅನ್ನೋದನ್ನ ನಾವು ಕಾಣ್ಬೋದು. ಅಂದ್ರೆ ಅದು ಒಂದು ಸ್ಪಿರಿಟ್, ಅದು ಒಂದು ಚೈತನ್ಯ ಅದು ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅದು ಕತೆ ಅಂದ್ರೆ ಅದು ಒಂದು ನಿರೂಪಣೆ, ಅದು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಒಂಥರ ಸುಮ್ಮನೆ ಹಿಂಗ್ ಪ್ರಬಂಧ ಬರ್ದಂಗ ಅಲ್ವಲ್ಲ ಅದು.
1: ಹೌದು,
0: ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇರುತ್ತೆ. ಮತ್ತೆ ಅದ್ರದ್ದ ಆತ್ಮ ಇರುತ್ತಲ್ಲ ಅದು ಬೇರೆನೆ ಇರುತ್ತೆ. ಅದಕ್ಕೆ ಅದ್ರ ಹಿಂದೆ ನೂರಾರು ವ್ಯಕ್ತಿತ್ವಗಳು ಎಲ್ಲ ಕೆಲಸ ಮಾಡಿರ್ತವೆ. ಮತ್ತೆ ಏನು ಅಂದ್ರೆ ಮನುಷ್ಯ ಅಂದ್ರೇನೆ ಏನು ಅಂದ್ರೆ ಸಂಘರ್ಷ, ಗೊಂದಲ, ತಾಕಲಾಟ, ಆತ್ಮಾವಲೋಕನ ಇವೆಲ್ಲ ಇದೆ. ಮನುಷ್ಯ ಮೂಲತವಾಗಿ ಒಂಥರ ನೀಚನೆ ಅವನು. ಹೀಗಿರ್ಬೇಕಾದ್ರೆ ಅದು ಸಾಹಿತಿಗಳನ್ನ ತುಂಬಾ ಬಾಧಿಸ್ತಾ ಇರುತ್ತೆ. ಗಾಂಧಿ ಕೂಡ ಅವರ ಆತ್ಮಕಥೆಯಲ್ಲಿ ಇದನ್ನೆಲ್ಲ ಒಂದು ಪರೀಕ್ಷೆ ಕೊಡ್ತಾರೆ, ತಮ್ಮ ತನವನ್ನು ಪರೀಕ್ಷೆ ಕೊಡ್ತಾರೆ. ಆ ಕಾಲದಲ್ಲಿ ಎಲ್ಲಾ ಸಾಹಿತಿಗಳಿಗೆ ಮೊದಲು ಸಿಕ್ಕ ಪುಸ್ತಕ ಅಂದ್ರೆ ಬಹುಶಃ ಈ ಗಾಂಧಿ ಆತ್ಮಕಥನೇ ಇರ್ಬೋದು. ಅದಕ್ಕೆ ಈಗ 100 ವರ್ಷ ಈಗ ಅದನ್ನು ಓದದೆ ಇರೋರೇ ಇಲ್ಲ. ಅದನ್ನೆಲ್ಲ ಅನುವಾದ ಮಾಡಿದವ್ರು ನಮ್ಮ ಗೌರೂರಿ ಸ್ವಾಮಿ ಅಯ್ಯಂಗಾರ್ ಅವರು, ಗೌರೂರ್ ರಾಮಸ್ವಾಮಿ ಅಯ್ಯಂಗಾರ್ ಅವರು, ಸಿದ್ದನಹಳ್ಳಿ ಕೃಷ್ಣೇಶ್ವರ, ಇಂಥ ಸಾಹಿತಿಗಳೆಲ್ಲ ಪಾಪ ಏನೂ ಬಯಸದೆ ಅದನ್ನ ನಮ್ಮ ಇದಕ್ ತಂದ್ರು, ಕನ್ನಡ ಸಾಹಿತ್ಯಕ್ಕೆ ತಂದ್ರು. ಅದ್ರ ಎಲ್ಲ ನಮ್ ಕಣ್ಣಿಟ್ಟಿದ್ವಿ, ಅದು ಕನ್ನಡ ನೋಡ್ಬೇಕು ಎಂತ ಸೊಗಸಾಗಿದೆ ಅಂದ್ರೆ ಅದನ್ನ ಓದೋರೇ ಸಾಹಿತಿಗಳಾಗ್ಬಿಡ್ತಾರೆ. ಗಾಂಧಿ ನಮ್ಗೆ ನಮ್ಮನ್ನ ಅವ್ರು ದೊರಕಿಸಿ ಕೊಟ್ರು ಆ ಕಾಲದಲ್ಲಿ. ಹಾಗಾಗಿ ಆ ತಲೆಮಾರು 20ನೇ ಶತಮಾನದ ತಲೆಮಾರು ತುಂಬಾ ಪ್ರಭಾವಕ್ಕೆ ಒಳಗಾಯ್ತು. ಇನ್ ಕಾವ್ಯಕ್ಕೆ ಬಂದ್ರೆ ಗಾಂಧಿ ಕುರಿತು ಸಾವಿರಾರು ಕವಿತೆಗಳು ಕನ್ನಡದಲ್ಲಿವೆ. 20ನೇ ಶತಮಾನದಲ್ಲಿ ಗಾಂಧಿ ಬಗ್ಗೆ ಬರೀದೇ ಇರೋನೇ ಇಲ್ಲ. ಕತೆನೋ, ಕಾದಂಬರಿನೋ, ನಾಟಕನೋ, ಕವಿತೆನೋ, ಏನಾದ್ರೂ ಒಂದು ಇದ್ದೇ ಇದೆ. ಇಲ್ಲ ಆರಾಧನೆ ಇರುತ್ತೆ, ಇಲ್ಲ ವಿಮರ್ಶೆ ಇರುತ್ತೆ, ಇಲ್ಲ ಚಾಲೆಂಜ್ ಆದ್ರೂ ಮಾಡ್ತಾರೆ. ಮೂರ್ತಿ ಇತ್ತು ಇಲ್ಲಿ, ಇವತ್ತಿಗೂ ಅದು ನಡೆದಿದೆ. ನಾನು ಕೂಡ ಇತ್ತೀಚೆಗೆ ಒಂದು ಗಾಂಧಿಗಿರಿ ಅಂತ ಒಂದು ಕವನ ಸಂಕಲನ ಸಂಪಾದನೆ ಮಾಡಿದ್ದೀನಿ. ಅದರಲ್ಲಿ 200 poems ಇವೆ. ಇನ್ನು ಅಷ್ಟಾಗಿಲ್ಲ, ಬರುತ್ತೆ ಸದ್ಯದಲ್ಲಿ. ಹಿಂಗೆ ಗಾಂಧಿ ಪ್ರಭಾವ ಹೇಗಾಯ್ತು ಅನ್ನೋದಕ್ಕೆ ಹೇಳ್ತಾ ಹೋದ್ರೆ ಅದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಗಾಂಧಿ ಅನ್ನೋದು ಒಂದು ಜೀವನದಿ, ಅದು ಹರಿತಾನೆ ಇದೆ, ಹರಿತಾನೆ ಇರುತ್ತೆ. ಇನ್ನು ಕೊನೆಯದಾಗಿ ಒಂದು ಚಿಕ್ಕ ಪದ್ಯ ಓದ್ಬಿಟ್ಟು
1: ನನ್ನ ಮಾತನ್ನು ಮುಗಿಸ್ತೀನಿ. ನಿನ್ ನಂದೆ ಕೊಡುವ ಭರವಸೆ ಹೇಗಿತ್ತು ಅಂತ. ಬುದ್ಧ ಗಡಿಪಾರು ಆಗಲಿಲ್ಲವೇ, ಓ ಗಾಂಧಿ ಈಗ ನೀನೂ ಆಗಿರುವೆ. ಒಮ್ಮೊಮ್ಮೆ ಹೀಗೆ ಆಗುತ್ತದೆ, ಮನೆ ಮಂದಿಗೆ ಅಪ್ಪ ಅಮ್ಮ ಬೇಡವಾಗುತ್ತಾರೆ, ಬಂಧು ಬಳಗ ದೂರ ಇರುತ್ತಾರೆ, ಕಟಕಟೆಗೆಯಲ್ಲೂ ನಿಲ್ಲಿಸುವರು, ತಿರಸ್ಕಾರ ಬಹಿಷ್ಕಾರ ಏನೆಲ್ಲ ಆಗಬಹುದು, ನಿನ್ನನ್ನವರು ನೀರಿಗೆ ದೂಡಬಹುದು, ಗಡೀಪಾರು ಮಾಡಬಹುದು. ಅಲ್ಲಿ ಹರಿಗೋಲೊಂದು ಕಾದಿರುತ್ತದೆ, ಅದು ಜತನದಿಂದ ದಡ ಸೇರಿಸುವುದು. ಹೃದಯವಂತರು ನಿನ್ನನ್ನು ಬರಮಾಡಿಕೊಳ್ಳುವರು, ನಿನಗೆ ಮರುಜೀವ ಕೊಡುವರು. ಪುಣ್ಯಕ್ಕೆ ಭೂಮಿಯ ಮುಕ್ಕಾಲು ಭಾಗ ನೀರೋ ನೀರು, ಭರವಸೆಯೇ ಹುಟ್ಟು, ಭರವಸೆಯೇ ಹುಟ್ಟು. ನಮಸ್ಕಾರ.
2: ಸ್ನೇಹಿತರ ಕೇಳ್ತಾ ಇದ್ದೀರಲ್ವಾ, ಸವಿತಾ ನಾಗಭೂಷಣ್ ಮೇಡಮ್ ಅವರು ಗಾಂಧೀಜಿ ಅವರು ಸಾಹಿತ್ಯದಲ್ಲಿ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಗಾಂಧಿ ಮತ್ತು ಗಾಂಧಿ ವಿಚಾರಧಾರೆಗಳು ಜೊತೆಗೆ ಅವರ ಒಂದು ತತ್ವಗಳು ನಿಲುವುಗಳು ಒಂದು ರೀತಿಯಲ್ಲಿ ಜೀವನದೇ ಇದ್ದಾಗೆ ಅನ್ನೋದನ್ನು ತಿಳಿಸಿದರು. ಖಂಡಿತ ಅಲ್ವಾ. ಕಾರ್ಯಕ್ರಮ ಮುಂದುವರಿಸ್ತೀನಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ಡಾಕ್ಟರ್ ಸರ್ಜಾ ಶಂಕರ್ ಹರಳಿಮಠರ್ ಅವರು ತಿಳಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಸ್ನೇಹಿತರೆ. ಅವರಿಂದ ಆ ಎಲ್ಲ ಮಾಹಿತಿಗಳನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜಯ ಮಹಾಲಕ್ಷ್ಮಿ. ಸ್ನೇಹಿತರೆ, ಗಾಂಧಿ ಜಯಂತಿಯ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸವಿತಾ ನಾಗಭೂಷಣ್ ಮೇಡಮ್ ಅವರು ಗಾಂಧಿ ತತ್ವಗಳ ಬಗ್ಗೆ, ಚಿಂತನೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಅನ್ನೋದನ್ನು ಕೂಡ ಹೇಳಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಶಿವಮೊಗ್ಗದ NES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ, ಜೊತೆಗೆ ಲೇಖಕರಾಗಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಸರ್ಜಾ ಶಂಕರ್ ಹರಳಿಮಠ್ ಸರ್ ಅವರಿದ್ದಾರೆ. ಇವರು ಕೂಡ ಸಾಹಿತ್ಯದಲ್ಲಿ ಗಾಂಧಿ ಯಾವ ರೀತಿಯ ಪ್ರಭಾವ ಬೀರಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಅವರಿಂದ ಆ ಎಲ್ಲ ಆಸಕ್ತಿಕರ ಮಾಹಿತಿಗಳನ್ನು ಕೇಳೋಣ.
2: ನಮಸ್ಕಾರಗಳು. ನಾನು ಸರ್ಜಾ ಶಂಕರ್ ಹರಳಿಮಠ, NES ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕ. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿ ಎಂಬ ವಿಚಾರ ಈಗ ನನ್ನ ಮುಂದಿದೆ. ಇದು ಹತ್ತಾರು ಮಹಾಪ್ರಬಂಧಗಳಿಗಾಗುವಷ್ಟು ಕಸುವುಳ್ಳ ವಿಷಯ. ಕನ್ನಡ ಸಾಹಿತ್ಯ ಮಾತ್ರ ಅಲ್ಲ, ಇಡೀ ಭಾರತದ ಸಾಹಿತ್ಯವನ್ನ ಲಗಾಯತಿನಿಂದ ಪ್ರಭಾವಿಸಿದ ಮಹಾಚೇತನವಿದು. ಕನ್ನಡ ಸಾಹಿತ್ಯದಲ್ಲಿ ಗಾಂಧಿಯ ಬಗೆಗೆ ಬೆರಗಿದೆ, ಆರಾಧನೆಯೂ ಇದೆ, ವಿಮರ್ಶೆಯೂ ಇದೆ. ಇದಕ್ಕೆ ಎರಡು ಆಯಾಮವಿದೆ. ಒಂದು, ನೇರವಾಗಿ ಗಾಂಧಿಯನ್ನು ಕುರಿತದ್ದು. ಎರಡನೇ ಆಯಾಮ, ಗಾಂಧಿಯನ್ನು ಹೆಸರಿಸೆಯೋ ಎಲ್ಲಿಯೂ ಹೆಸರಿಸದೆಯೋ ಅವರ ತತ್ವಗಳನ್ನ ತಮ್ಮ ಕಥೆ, ಕಾವ್ಯ, ಕಾದಂಬರಿಗಳಲ್ಲಿ ಅಡಕಗೊಳಿಸಿದ್ದು. ಮೊದಲಿಗೆ ಗಾಂಧಿಯನ್ನು ಕುರಿತು ನಮ್ಮ ಹಿರಿಯ ಕವಿಗಳು ಬರೆದ ಕವಿತೆಗಳ ಕೆಲವು ಸಾಲುಗಳನ್ನು ನೋಡೋಣ. ಮೊದಲಿಗೆ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರು ಗಾಂಧಿಯನ್ನು ಕುರಿತು ಬರೆದ ಕವಿತೆ. ಇನ್ನಿನಿಸು ನೀ ಮಹಾತ್ಮ ಬದುಕಬೇಕಿತ್ತು, ಸ್ವಾರ್ಥ ಪರರಾಗಿಹೆವು ದೇವರಿಲ್ಲ ಮಗಿಂದು ಸೋದರತೆ ಇಲ್ಲ, ಮುಂದಿನದಿಲ್ಲ ಗೊಡವೆ ಧರ್ಮ ಬಾಹಿರ ಎಮ್ಮ ನೆತ್ತಲಿನಾರೆಂದು ತೋಚದೆ, ಮಹಾತ್ಮ ನಿನಗಿಂತು ಮೊರೆ ಇಡುವೆ ಗಾಳಿ ಕಾಣದೆ ಬೀಸಿ ಉಸಿರುಗುಳಿಪಂತೆ ತಾರ ನವ ಜೀವನದ ನಮ್ಮನುಳಿಪಂತೆ. ಟಿಪಿ ಕೈಲಾಸಂ ಅವರು ಇಂಗ್ಲಿಷ್ನಲ್ಲಿ ಬರೆದಿರ್ತಕ್ಕಂತಹ ಒಂದು ಕವಿತೆಯನ್ನ ಜಿ ಪಿ ರಾಜರತ್ನಂ ಅವರು ಕನ್ನಡಕ್ಕೆ ತಂದಿದ್ದಾರೆ. ಅದು ಹೀಗಿದೆ: ಒಂದು ಹಿಡಿಮೊಳೆ ಚಕ್ಕಳ ಅಷ್ಟೇ, ಅದಕ್ಕೆ ಸುರಿ ಮೂರು ನಾಲ್ಕು ಚಮಚ ರಕ್ತ ಮಾಂಸ, ಜೊತೆಗಿರಿಸು ಪಾಪವಂ ನೆರೆ ತೊರೆದ ಕಡಲಿನಾಳದ ಮನಸ, ನೆರೆ ಬಂದ ಕಡಲಿನೋಳ್ ಪ್ರೇಮವಂ ತುಂಬಿದೆದೆಯ, ಹಚ್ಚು ಮೊರಕಿವಿ ಎರಡ ಎರಡು ಪಿಳಿಪಿಳಿ ಕಣ್ಣ, ಹಾಲು ಹಸುಳೆಯ ಮಂದ ಹಾಸನ ಒದಕೆ ಲೇಪಿಸಿದಕ್ಕೆ, ಒಳಗಿರಿಸು ಜೇನು ನಗುವನಲ್ಲಿಯ ನಾಲಿಗೆಯ ಮೇಣ್ ಹಿಮಗಿರಿಯ ಮೀರಿಸಿ ನಿಮಿರ್ದ ಹಿರಿಯಾತ್ಮವ ಅವನೇ ಕಾಣ್ ಲೋಕತಾರಕ ನಮ್ಮ ಬಾಪು. ಇನ್ನು ನಮ್ಮ ಕುವೆಂಪು ಅವರು ಗಾಂಧಿ ಬಗ್ಗೆ ಬರೀತಾರೆ: ಬಾವಳು ಪಾವನವಾದುದು ಈತ ನಿಮ್ ಭೂಮಿಯಲ್ಲಿ, ಓ ಮಹಾತ್ಮನೇ ನಿನ್ನ ಸಾನ್ನಿಧ್ಯ ತೀರ್ಥದಲ್ಲಿ ಮಾನವನ ಮೋಹ ಮದ ಮಾತ್ಸರ್ಯಗಳು ಮಿಂದು ಪ್ರೇಮದಿ ಪುನೀತವಾಗಿಹವು. ವರಕವಿ ಬೇಂದ್ರೆಯವರು ಗಾಂಧಿಯವನ್ನ ಕುರಿತು: ಅದ್ಭುತವು ಅದ್ಭುತವು ವಿಶ್ವಕದ್ಭುತವು ಸತ್ಯ ಶರಣನ ಸಂದ ಎಂಥ ನಗು ಎಂಥ ಮಗು ಎಂಥ ಮನುಜ, ನಮ್ಮಂತೆ ಕಂಡರು ದೇವತನುಜ ಗಾಂಧಿ ಎಂಬುದು ನಿಖರ ದಿವ್ಯ ಕೃತಿಯೇ. ಗೋಪಾಲಕೃಷ್ಣ ಅಡಿಗರು ಗಾಂಧಿಯನ್ನ ಕುರಿತು: ನಿನ್ನ ನರಿತು ನೋಡಲು ನಿನ್ನ ಕುರಿತು ಹಾಡಲು ಕೋಟಿ ಕೋಟಿ ಜನದ ಮನದ ವ್ಯಥೆಯನ್ನೆಲ್ಲ ತೋಡಲು, ಅಯ್ಯೋ ನಾ ಅಪಾತ್ರ ತಂದೆ ಬರಡು ನೆಲದ ಬೀಜ ನಾನು, ಮರದ ಫಲದ ವರವ ಕನಸ ಕಾಣುವಂತ ದೀನನು, ಶಕ್ತಿಹೀನ ಭಕ್ತಿಹೀನ ಮಹಾಮ್ಲಾನನು, ನಮ್ಮಂತೆಯೇ ಬಾಳಿ ಕೂಡ ನಮ್ಮ ಗುರಿಯ ಗಿರಿಯ ಏರಿ ನಿಂತೆ ನೀನು, ಹೆಜ್ಜೆ ಹೆಜ್ಜೆ ಮೇಲೆ ಕೇರುತ್ತ ಶಿಖರದಲ್ಲಿ ನಿಂತು ಕೂಡ ಮರೆಯಲಿಲ್ಲ ನಮ್ಮನು. 20ನೇ ಶತಮಾನದ ಕನ್ನಡ ಸಾಹಿತ್ಯವನ್ನ ಪೂರ್ಣವಾಗಿ ಆವರಿಸಿಕೊಂಡಿದ್ದ ವ್ಯಕ್ತಿ ಅಂದರೆ ಅದು ಗಾಂಧಿ. ಈ ಕಾಲಘಟ್ಟದ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಎಲ್ಲ ಸಾಹಿತ್ಯವನ್ನ ಪ್ರಭಾವಿಸಿದವನು ಗಾಂಧಿ. ಉದಾಹರಣೆಗೆ ಕುವೆಂಪು ಅವರ ಕಾನೂರು ಹೆಗ್ಗಡ್ತಿ, ಕಾರಂತರ ಚೋಮನದುಡಿ ಕಾದಂಬರಿಗಳನ್ನ ನಾವು ನೋಡಬಹುದು. ಯುವಕರು ವಿದ್ಯೆ ಕಲಿತ ನಂತರ ವಾಪಸ್ಸು ಹಳ್ಳಿಗೆ ಬಂದು ಅಲ್ಲಿಯ ಅಭಿವೃದ್ಧಿಗೆ ತೊಡಗಬೇಕು ಎಂಬ ಅಂತ ಗಾಂಧಿಯವರು ಹೇಳ್ತಾ ಇದ್ರು. ಅದು ಗಾಂಧಿ ತತ್ವವಾಗಿತ್ತು. ಅದನ್ನ ಕಾನೂರು ಹೆಗ್ಗಡ್ತಿ ಕಾದಂಬರಿಯ ಹೂವಯ್ಯನಲ್ಲಿ ನಾವು ಕಾಣಬಹುದು. ಮೈಸೂರಿನಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಹೂವಯ್ಯ ಹಳ್ಳಿಗೆ ಬಂದು ಹಳ್ಳಿಯ ಜನರಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನ ತೊಡೆದು ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾನೆ. ಈ ಸಮಾಜದಲ್ಲಿ ಅಸ್ಪೃಶ್ಯ ಸಮುದಾಯಕ್ಕೆ ಆಗ್ತಿರ್ತಕ್ಕಂಥ ನೋವು, ಅವಮಾನಗಳ ಬಗ್ಗೆ ಗಾಂಧಿಗೆ ತೀವ್ರವಾದ ಕಳವಳವಿತ್ತು. ಈ ಪರಿಸ್ಥಿತಿಯನ್ನು ಹೋಗಲಾಡಿಸಲು ಅವರು ತೀವ್ರ ಪ್ರಯತ್ನ ಪಟ್ಟರು. ಇದೇ ಉದ್ದೇಶಕ್ಕಾಗಿ ಕರ್ನಾಟಕದ ಉದ್ದಗಲಕ್ಕೂ ಪ್ರವಾಸ ಮಾಡಿದರು. ಗಾಂಧಿ ಪ್ರತಿಷ್ಠಾನ ಹೊರತಂದಿರತಕ್ಕಂತಹ ಕರ್ನಾಟಕದಲ್ಲಿ ಗಾಂಧಿ ಪುಸ್ತಕದಲ್ಲಿ ಈ ಬಗೆಗಿನ ಅಪಾರ ವಿವರಗಳಿವೆ. ಕಾರಂತರು ಚೋಮನದುಡಿ ಕಾದಂಬರಿಯಲ್ಲಿ ಈ ಸಮಸ್ಯೆಯನ್ನು ಕೈಗೆತ್ತಿಕೊಳ್ತಾರೆ. ಅಲ್ಲಿ ಚೋಮನಿಗೆ ಉಳುಮೆ ಮಾಡತಕ್ಕಂತ ಆಸೆ ಇದೆ, ಆದರೆ ಅವನಿಗೆ ಉಳುಮೆ ಮಾಡಲಿಕ್ಕೆ ಈ ಸಮಾಜ ಬಿಡ್ತಾ ಇಲ್ಲ. ಸಂಪ್ರದಾಯ ಆತನನ್ನ ಉಳುಮೆ ಮಾಡದ ಹಾಗೆ ಕಟ್ಟಿ ಹಾಕ್ತಾ ಇದೆ. ಇದು ಕೃಷಿಯನ್ನ ಕನಸು ಕಂಡಿರ್ತಕ್ಕಂಥ ಚೋಮನಿಗೆ ಆಗಿರ್ತಕ್ಕಂಥ ದೊಡ್ಡ ನೋವು. ಮುಂದೆ ಇದು ದೇವರಾಜ ಅರಸು ಅವರಿಗೂ ಕೂಡ ಈ ಕಾದಂಬರಿ, ಅವರು ಉಳುವನೇ ಹೊಲದೊಡೆಯ ಕಾನೂನು ತರಬೇಕಾದ್ರೆ ಈ ಚೋಮನದುಡಿ ಕಾದಂಬರಿಯನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಈ ಒಂದು ಅಸ್ಪೃಶ್ಯರ ನೋವು ಗಾಂಧಿಗೇನಿತ್ತು ಅದು ಚೋಮನ ದುಡಿಯಲ್ಲಿ ವ್ಯಕ್ತ ಆಗಿ ನಂತರದಲ್ಲಿ ಅದೊಂದು ಕಾನೂನಿಗೆ ಪ್ರೇರಣೆಯಾಗಿದ್ದನ್ನು ನಾವು ನೋಡ್ಬೋದು. ಈ 20ನೇ ಶತಮಾನದ ಕೊನೆಯ ವರ್ಷ ಅಂದ್ರೆ 1999ರಲ್ಲಿ ಪ್ರಕಟ ಆಗಿರ್ತಕ್ಕಂತಹ ಹೆಚ್ ನಾಗವೇಣಿ ಅವರ ಕಾದಂಬರಿ ಗಾಂಧಿ ಬಂಧದಲ್ಲಿ ವಿಧವೆ ದ್ರೌಪದಿ ಮತ್ತು ಅದ್ರಾಮನ ಮದುವೆಗೆ ಗಾಂಧಿಯವರು ಪ್ರೇರಣೆ ಆಗ್ತಾರೆ. ಗಾಂಧಿಯವರು ತಮ್ಮ ಕೊನೆಯ ಘಟ್ಟದಲ್ಲಿ ಈ ರೀತಿ ಅಂತರ್ಜಾತಿ ಅಂತರ್ಧರ್ಮೀಯ ವಿವಾಹ ಸಂಬಂಧಗಳನ್ನ ಅವರು ಪ್ರೋತ್ಸಾಹಿಸ್ತಾ ಇದ್ರು. ಯಾಕಂದ್ರೆ ಒಂದು ಸಹಬಾಳ್ವೆ ಈ ದೇಶಕ್ಕೆ ಅಗತ್ಯ ಅಂತ. ಅದನ್ನ ಗಾಂಧಿ ಬಂದ ಕಾದಂಬರಿಯಲ್ಲಿ ಹೆಚ್ ನಾಗವೇಣಿಯವರು ಸಮರ್ಥವಾಗಿ ತಂದಿದ್ದಾರೆ. ನಮ್ಮ ನವೋದಯ, ನವ್ಯ, ದಲಿತ ಬಂಡಾಯದಂತೆ ತೀವ್ರ ಎಡಪಂಥೀಯ ಚಿಂತನೆಯುಳ್ಳ ಪ್ರಗತಿಶೀಲ ಸಾಹಿತಿಗಳು ಕೂಡ ಗಾಂಧಿಯ ಆಶಯಗಳನ್ನ ತಮ್ಮ ಕೃತಿಗಳಲ್ಲಿ ತಂದಿರತಕ್ಕಂಥದ್ದು ಬಹಳ ಅಚ್ಚರಿದಾಯಕವಾಗಿದೆ. ಯಾಕೆಂತಂದ್ರೆ ಎಡಪಂಥೀಯ ಚಿಂತನೆ ಗಾಂಧಿ ತತ್ವಗಳಿಗೆ ಒಂದು ಮಟ್ಟಿಗೆ ವಿರುದ್ಧವಾಗಿರತಕ್ಕಂಥದ್ದು. ಪ್ರಗತಿಶೀಲ ಎಡಪಂಥೀಯ ಚಿಂತನೆಯಿಂದ ಪ್ರೇರಣೆಯನ್ನು ಪಡೆದಿರ್ತಕ್ಕಂಥದ್ದು. ಆದರೆ ಈ ಘಟ್ಟದ ಸಾಹಿತಿಗಳು ಕೂಡ ಗಾಂಧಿ ತತ್ವಗಳನ್ನು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ತಂದಿರತಕ್ಕಂಥದ್ದು ಅಚ್ಚರಿದಾಯಕವಾಗಿದೆ. ಕಟ್ಟಿಮನಿಯವರು ಪ್ರಗತಿಶೀಲ ಸಾಹಿತಿಗಳಲ್ಲಿ ಪ್ರಮುಖರು. ಎಡಪಂಥೀಯ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತದಿಂದ ಪ್ರಭಾವಿತವಾಗಿರ್ತಕ್ಕಂಥ ಈ ಪ್ರಗತಿಶೀಲ ಸಾಹಿತ್ಯದಲ್ಲಿ ಇದನ್ನ ಮನಸ್ಸಿನಲ್ಲಿಟ್ಕೊಂಡು ಕಟ್ಟಿಮನಿಯವರ ಸ್ವಾತಂತ್ರ್ಯದಡಿಗೆ ಕಾದಂಬರಿಯನ್ನು ನಾವು ಓದತೊಡಗಿದ್ರೆ ನಮಗೆ ಆಶ್ಚರ್ಯ ಕಾದಿದೆ. ಅಲ್ಲಿ ಇದು ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಸಿದ್ಧಾಂತಕ್ಕೆ ವಿರುದ್ಧವಾದ ಗಾಂಧಿ ಚಿಂತನೆಗಳನ್ನ ಎತ್ತಿ ಹಿಡಿತಕ್ಕಂಥ ಕಾದಂಬರಿ. ಈ ಕಾದಂಬರಿ ಗಾಂಧಿ ಬಯಸಿದ ಸ್ವಾವಲಂಬಿ ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂತಹ ಭಾರತ ನಿರ್ಮಾಣದ ಆಶಯವನ್ನು ವ್ಯಕ್ತಪಡಿಸುತ್ತೆ. ನಂತರದಲ್ಲಿ ನಾವು ಕುವೆಂಪು ಅವರಿಂದ ಈಗಾಗಲೇ ನಾವು ಪ್ರಸ್ತಾಪ ಮಾಡಿದ್ದೀವಿ. ದೇವನೂರು ಮಹಾದೇವ ಅವರು, ಸಿದ್ಧಲಿಂಗಯ್ಯ ಅವರು, ಇವರೆಲ್ಲರ ಸಾಹಿತ್ಯದಲ್ಲಿಯೂ ಕೂಡ ಗಾಂಧಿ ಪ್ರಭಾವ ಎದ್ದು ಕಾಣುತ್ತೆ. ಒಂದು ಕಾಲಘಟ್ಟದಲ್ಲಿ ಗಾಂಧಿ ಚಿಂತನೆಗಳು ಮತ್ತು ಅಂಬೇಡ್ಕರ್ ಚಿಂತನೆಗಳನ್ನ ಪರಸ್ಪರ ವಿರುದ್ಧವಾದದ್ದು ಅನ್ನುವ ಒಂದು ಚಿಂತನ ಕ್ರಮ ಕನ್ನಡದಲ್ಲಿತ್ತು. ಆದರೆ ಇದನ್ನ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಅಲ್ಲಿಯ ಕೆಲವು ಮುಖ್ಯ ಲೇಖಕರು ಇಲ್ಲ ಅವೆರಡೂ ಕೂಡ ಒಂದೇ ನೆಲೆಯ ಚಿಂತನೆಗಳು ಅಂತ ಪ್ರತಿಪಾದಿಸಿದ್ರು. ಡಿ ಆರ್ ನಾಗರಾಜ್ ಅವರು, ದೇವನೂರು ಮಹಾದೇವ ಅವರು ಈ ನಿಟ್ಟಿನಲ್ಲಿ ಅನೇಕ ಹೊಳಗಳುಳ್ಳ ಲೇಖನಗಳನ್ನ ಬರೆದಿದ್ದಾರೆ. ಹಾಗಾಗಿ ನಾವು 20ನೇ ಶತಮಾನದ ಕೊನೆಯ ಭಾಗಕ್ಕೆ ಬಂದ್ರೆ ಅಂಬೇಡ್ಕರ್ ಮತ್ತೆ ಗಾಂಧಿಯನ್ನ ಒಂದೇ ಬಗೆಯಾಗಿ ನೋಡ್ತಕ್ಕಂತ ಒಂದು ಚಿಂತನಾ ಕ್ರಮ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಾಣುತ್ತೆ. ಇತ್ತೀಚೆಗೆ ನಮ್ಮೊಳಗೊಬ್ಬ ಗಾಂಧಿ ಅಂತಕ್ಕಂತ ನಾಟಕ ನಾಡಿನ ಅನೇಕ ಕಡೆ ಪ್ರದರ್ಶನ ಆಯಿತು. ಇತ್ತೀಚೆಗೆ ನಮ್ಮನ್ನ ಅಗಲಿರ್ತಕ್ಕಂತ ಚಿದಂಬರ ರಾವ್ ಜಂಬೆ, ಒಂದು ಖ್ಯಾತ ರಂಗ ನಿರ್ದೇಶಕ, ಅವರು ಇದನ್ನ ನಿರ್ದೇಶನ ಮಾಡಿದ್ರು. ಡಿ ಎಸ್ ಚೌಗಲೆ ಅವರು ಈ ನಾಟಕವನ್ನ ಬರೆದಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕನ್ನಡ ಸಾಹಿತ್ಯದ ಕಥೆ, ಕವಿತೆ, ಕಾದಂಬರಿ, ನಾಟಕ, ಪ್ರಬಂಧ, ಯಾವುದೇ ಪ್ರಕಾರವನ್ನು ನೋಡಿದ್ರೂ ಕೂಡ ಅಲ್ಲಿಯ ಗಾಂಧಿಯ ದಟ್ಟ ಛಾಯೆ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಾಗಾಗಿ ಗಾಂಧಿ ನಮ್ಮೆಲ್ಲರನ್ನೂ ನಿರಂತರ ಪ್ರಭಾವಿಸತಕ್ಕಂಥ ವ್ಯಕ್ತಿ ಅನ್ನೋದರಲ್ಲಿ ಯಾವುದೇ ಕೂಡ ಅನುಮಾನ ಇಲ್ಲ. ಗಾಂಧಿ ಜಯಂತಿಯ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗಾಂಧಿಯನ್ನು ನೋಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಿವಮೊಗ್ಗ FM ನಿಲಯದವರಿಗೆ ನಾನು ಕೃತಜ್ಞನಾಗಿದ್ದೇನೆ. ವಂದನೆಗಳು.
1: ನಿಮಗೂ ಕೂಡ ಧನ್ಯವಾದಗಳು ಡಾಕ್ಟರ್ ಸರ್ಜಾ ಶಂಕರ್ ಹರಳಿಮಠ ಸರ್. ಸಾಹಿತ್ಯದಲ್ಲಿ ಗಾಂಧಿ ಅನ್ನುವಂತಹ ವಿಷಯದ ಬಗ್ಗೆ, ಅವರ ಒಂದು ಚಿಂತನೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಈ ದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ MN ಸುಂದರಾಜ್ ಸರ್ ಅವರು ಮತ್ತು ಡಾಕ್ಟರ್ ಸರ್ಜಾ ಶಂಕರ್ ಹರಳಿಮಠ ಸರ್ ಅವರು ಹಾಗೆ ಸವಿತಾ ನಾಗಭೂಷಣ್ ಮ್ಯಾಡಮ್ ಅವರು ತಿಳಿಸ್ಕೊಟ್ಟಂತಹ ಈ ಎಲ್ಲ ವಿಷಯಗಳು ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಸ್ನೇಹಿತರೆ, ಗಾಂಧಿ ಅಂದರೆ ಸಭ್ಯತೆ, ಸಂಸ್ಕೃತಿ, ವಿಚಾರ, ಆಲೋಚನೆ, ಚಿಂತನೆ, ಮೌಲ್ಯ, ಧರ್ಮ, ಸತ್ಯ, ಜೊತೆಗೆ ಗಾಂಧಿ ವಿಚಾರಗಳಿಗೆ ಚಿಂತನೆಗಳಿಗೆ ಸಾವಿಲ್ಲ ಅನ್ನುವಂತಹ ವಿಷಯವನ್ನು ತಿಳಿಸ್ತಾ, ಹಾಗೆ ಮತ್ತೊಂದು ವಿಷಯ ಸ್ನೇಹಿತರೆ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೂಡ ಪ್ರತಿದಿನ ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ಕೂಡ ನಡೆಸ್ಕೊಡ್ತಾರೆ ಸ್ನೇಹಿತರೆ. ಈ ಕಾರ್ಯಕ್ರಮ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಪ್ರಸಾರವಾಗುತ್ತೆ ಪ್ರತಿದಿನ ಬೆಳಗ್ಗೆ 6:45. ನೀವು ಕೂಡ ಆ ಕಾರ್ಯಕ್ರಮವನ್ನು ಕೇಳಬಹುದು, ಮತ್ತಷ್ಟು ವಿಷಯಗಳನ್ನು ಗಾಂಧೀಜಿಯವರ ಬಗ್ಗೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
8: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
7: 9008501116. ಸಂಖ್ಯೆ ಮತ್ತೊಮ್ಮೆ
9: 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
10: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬೆಳಗಿಂದ ಈಗವರೆಗೂ ಕೂಡ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ಹಾಗೆ ಇವತ್ತು ಇಡೀ ದೇಶ ಗಾಂಧಿ ಜಯಂತಿಯ ಜೊತೆಗೆ ಮತ್ತೊಬ್ಬ ಮಹಾನ್ ನಾಯಕ, ಸೈಲೆಂಟ್ ಹೀರೋ ಅಂತಾನೆ ಹೇಳ್ಬೋದು, ಅವರೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಹೌದು, ಅವರ ಜನ್ಮದಿನವನ್ನು ಕೂಡ ಆಚರಿಸ್ತಾ ಇದೆ. ಜೈ ಜವಾನ್ ಜೈ ಕಿಸಾನ್ ಅಂತ ದೇಶದ ನರ ನರದಲ್ಲೂ ದೇಶಭಕ್ತಿ ತುಂಬಿದಂತ ಆ ಸರಳ ಸಜ್ಜನ ನಾಯಕನ ನೆನಪಲ್ಲಿ ಇವತ್ತಿನ ಶೋನ ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮವನ್ನ ಶಾಸ್ತ್ರಿಯವರಿಗಾಗಿ ಮುಡಿಪಾಗಿಡ್ತಾ ಅವರ ಬಗ್ಗೆನೇ ಮಾತಾಡೋಣ. ಅವ್ರ ಬಗ್ಗೆ ಇರುವಂತ ಸಾಕಷ್ಟು ವಿಶೇಷವಾದ ಸಂಗತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ನೀವು ಕೂಡ ನಮ್ಮ ಜೊತೆ ಮಾತಾಡಬಹುದು. ಹಾಗೆ ಶಾಸ್ತ್ರೀಜಿ ಅಂದ್ರೆ ಸರಳತೆಗೆ ಇನ್ನೊಂದು ಹೆಸರು ಕೇಳುವರೆ. ಹೌದು, ಭಾರತದಲ್ಲಿ ಈ ರೀತಿಯ ಒಬ್ಬ ಪ್ರಧಾನಿ ಇದ್ದದ್ದು ನಮ್ಮೆಲ್ಲರ ಹೆಮ್ಮೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಧಾನ್ಯದ ಅಭಾವ ಬಂದಿತ್ತು. ಆಗ ಅವರು ದೇಶವಾಸಿಗಳಿಗೆ ವಾರದಲ್ಲಿ ಒಂದು ದಿನ ಅಂದ್ರೆ ಸೋಮವಾರ ರಾತ್ರಿ ಊಟ ಬಿಡಿ ಅಂತ ಕರೆಯನ್ನ ಕೊಟ್ರು. ಈ ಒಂದು ಕರೆ ಕೊಡೋಕ್ಕೂ ಮುಂಚೆ ಮನೆಯಲ್ಲಿ ಅವರು ಮಕ್ಕಳ ಹತ್ರ ಒಂದು ಪರೀಕ್ಷೆಯನ್ನ ಮಾಡಿದ್ರು. ತನ್ನ ಮಕ್ಕಳು ಒಂದು ದಿನ ಹಸಿವಿನಿಂದ ಇರೋಕೆ ಆಗತ್ತಾ ಅನ್ನೋ ಒಂದು ಪರೀಕ್ಷೆಯನ್ನ ಮಾಡಿ ತನ್ನ ಮಕ್ಕಳು ಹಸಿವನ್ನ ನಿಭಾಯಿಸಬಹುದು ಅನ್ನೋ ಧೈರ್ಯ ಬಂದ್ಮೇಲೆ ಇಡೀ ದೇಶಕ್ಕೇನೆ ಕರೆ ಕೊಟ್ರು. ಈ ಒಂದು ಕರೆ ಏನಿತ್ತು, ನಮ್ಮ ದೇಶದ ಒಂದು ಸ್ಥಿತಿಯನ್ನ ಬದಲಾಯಿಸ್ತು. ದೇಶದ ಜನರೆಲ್ಲರೂ ಒಗ್ಗೂಡಿದ್ರು. ಅಂದ್ರೆ ನಮ್ಮ ಶಾಸ್ತ್ರಿಯವರ ಮಾತು ಅಂತ ಹೇಳುವಾಗ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ಅವರ ಮಾತನ್ನ ಕೇಳ್ತಾ ಇದ್ರು. ಹೀಗೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿರುವಂತಹ ಶಾಸ್ತ್ರಿಯವ್ರ ಬಗ್ಗೆ ಮಾತಾಡ್ತೀನಿ. ನಿಮಗೂ ಕೂಡ ನಿಮಗೆ ಗೊತ್ತಿರುವಂತಹ ವಿಷಯಗಳನ್ನ ಹಂಚ್ಕೋಬಹುದು. ನೀವು ಕರೆ ಮಾಡಬೇಕಾಗಿರುವಂತ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಹಾಗೆ ಶಾಸ್ತ್ರೀಜಿ ಅವರು ಆಗ್ಲೇ ಹೇಳ್ತಾ ಇದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ. ಈ ಒಂದು ದೇಶದಲ್ಲಿ ನಮ್ಮ ರೈತರಿಗೆ ಹಾಗೆ ನಮ್ಮ ಸೈನಿಕರಿಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರು. ಅದರಲ್ಲೂ ಶಾಸ್ತ್ರೀಜಿಗಳು ಕೊಟ್ಟಂತಹ ಜೈ ಜವಾನ್ ಜೈ ಕಿಸಾನ್ ಕರೆ ಇವತ್ತಿಗೂ ನಮಗೆ ಪ್ರಸ್ತುತ. ಗಡಿಯಲ್ಲಿ ಸೈನಿಕ, ಗದ್ದೆಯಲ್ಲಿ ರೈತ ಇಲ್ಲದಿದ್ರೆ ನಮ್ಮ ಜೀವನವೇ ಇಲ್ಲ. ಇವತ್ತು ನಮ್ಮ ಶೋನಲ್ಲಿ ನಿಮ್ಮ ನೆಚ್ಚಿನ ರೈತ ಅಥವಾ ಸೈನಿಕರಿಗೆ ಒಂದು ಸೆಲ್ಯೂಟ್ ಕೂಡ ಮಾಡೋಣ. ಶಾಸ್ತ್ರೀಜಿಯವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ಮಾತಾಡೋಣ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ,
11: ನಮಸ್ಕಾರ ಮೇಡಮ್.
10: ನಮಸ್ತೆ, ಯಾರಿದು?
11: ಇದು ಸೋಮಶೇಖರ್ ಪಟ್ಟಿ ಮೇಡಮ್, ಹೊಂಸಾಗರದಿಂದ.
10: ಸೋಮಶೇಖರ್ ಸರ್, ಹೇಗಿದ್ದೀರಾ?
11: ಆರಾಮ್ ಮೇಡಮ್, ನೀವು?
10: ನಾನು ಕೂಡ ಚೆನ್ನಾಗಿದ್ದೀನಿ ಸರ್.
11: ಮೇಡಮ್,
10: ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು.
11: ಥ್ಯಾಂಕ್ ಯು ಮೇಡಮ್.
10: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಜಿ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಅವ್ರ ಬಗ್ಗೆ ಒಂದಿಷ್ಟು ಅಭಿಪ್ರಾಯಗಳನ್ನ ಹಂಚ್ಕೋಬಹುದಾ? ನಮ್ಮ ಭಾರತದ ಎರಡನೇ ಪ್ರಧಾನ ಮಂತ್ರಿ ಆಗಿದ್ರು.
11: ಹೌದು, ಆಮೇಲೆ ಸರಳತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾದಂತ ವ್ಯಕ್ತಿ ಮೇಡಮ್.
10: ನಿಜ ನಿಜ ಸರ್. ಹೌದು,
11: ಅವರು ಹುಟ್ಟಿದ್ದು ಅಕ್ಟೋಬರ್ 2 ಮೇಡಮ್, 1904.
10: ನಿಜ ಸರ್.
11: ಸ್ಥಳ ಉತ್ತರ ಪ್ರದೇಶದ ಮುಗಲ್ ಗೆರೆ ಮೇಡಮ್. ಅವ್ರ ತಂದೆ ತಾಯಿ ಬಂದ್ಬಿಟ್ಟು ಶಾರದಾ ಪ್ರಸಾದ್, ಶ್ರೀವಾಸ್ತವ ಮತ್ತು ರಾಮದುಲಾರಿ ದೇವಿ ಮೇಡಮ್.
10: ಖಂಡಿತ.
11: ಬಾಲ್ಯದಲ್ಲಿ ಇವರನ್ನ ನನ್ಹೆ ಅಂತ ಕರಿತಿದ್ರು ಮೇಡಮ್. ಇವ್ರ ಎಜುಕೇಶನ್ ಬಂದ್ಬಿಟ್ಟು ಕಾಶಿ ವಿಶ್ವಪೀಠದಿಂದ ಶಾಸ್ತ್ರಿ ಪದವಿ ಪಡೆದಿದ್ರು ಮೇಡಮ್.
10: ನಿಜ ಸರ್, ಅವರ ಹೆಸರಲ್ಲಿ ಶಾಸ್ತ್ರಿ ಅಂತ ಇರ್ಲಿಲ್ಲ, ಅವರು ಓದಿ ಕಷ್ಟಪಟ್ಟು ಓದಿ ಗಳಿಸಿದಂತ ಒಂದು ಬಿರುದು ಶಾಸ್ತ್ರಿ ಅನ್ನೋದು.
11: ಬಾಲ್ಯದಿಂದಲೇ ಸ್ವಾತಂತ್ರ್ಯ ಹೋರಾಟದತ್ತ ಅವರು ಬಹಳ ಆಕರ್ಷಿತರಾಗಿದ್ರು ಮೇಡಮ್.
10: ನಿಜ ನಿಜ ಸರ್.
11: ಮಹಾತ್ಮ ಗಾಂಧೀಜಿ ಅವರ ಆದರ್ಶಗಳಿಂದ ಪ್ರೇರಿತರಾಗಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ರು ಮೇಡಮ್.
10: ಹೌದು,
11: ಗಾಂಧೀಜಿ ಅವರ ಕರೆಗೆ ಹೋಗೊಡ್ಡಿ ಅಸಹಕಾರ ಚಳವಳಿ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ಜೈಲುವಾಸ ಸತಿಗೆ ಅನುಭವಿಸಿದ್ರು ಮೇಡಮ್ ಅವರು.
10: ನಿಜ ನಿಜ ಸರ್.
11: ಸ್ವಾತಂತ್ರ್ಯದ ನಂತರ ಉತ್ತರ ಪ್ರದೇಶ ಸಂಸದೀಯ ಕಾರ್ಯದರ್ಶಿಯಾಗಿ ಗೃಹ ಮತ್ತು ಸಾರಿಗೆ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಮೇಡಮ್.
10: ಹೌದು ಸರ್. ಈಗ ಶಾಸ್ತ್ರಿಯವರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ಅವರು ಒಂದು ತತ್ವವನ್ನ ನೀವು ಅನುಸರಿಸುವುದಾದ್ರೆ ಯಾವ ತತ್ವವನ್ನ ಅನುಸರಿಸ್ತೀರಾ ಸರ್?
11: ಅವರ ಆದರ್ಶಗಳಿಗೆ ನಾವು ಪ್ರೇರಿತರಾಗ್ತೀವಿ ಮೇಡಮ್.
10: ಖಂಡಿತ ಅಲ್ವಾ? ಅದರಲ್ಲೂ ಅವರು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಮಾತೇನಿದೆ ಇವತ್ತಿಗೂ ಆ ಮಾತು ಪ್ರಸ್ತುತವಾಗಿದೆ ಅಲ್ವಾ? ನಿಜ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವಾ? ಹಲೋ,
12: ನಮಸ್ತೆ ಮೇಡಮ್.
10: ಹಲೋ, ನಮಸ್ತೆ ಸರ್. ನಾನು ಆರಾಮಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
12: ನಾವು ಆರಾಮಿದ್ದೀವಿ ಮೇಡಮ್. ಊಟ ಆಯ್ತ್ರಿ?
10: ಊಟ ಆಯ್ತ್ರಿ ನಿಮ್ದು?
12: ನಮ್ದು ಆಯ್ತ್ರಿ ಮೇಡಮ್.
10: ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ಸರ್.
12: ತಮಗೂ ಕೂಡ ಮೇಡಮ್.
10: ಓಕೆ ಸರ್, ನಮ್ಮ ಶಾಸ್ತ್ರಿಯವ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ?
12: ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಅವ್ರನ್ನ ನೆನೆಸಿಕೊಳ್ಳಾರ ದಿವಸ ಇರಲ್ಲ ಮೇಡಮ್. ಅಂತ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿ ಮೇಡಮ್ ಅವರು.
10: ಖಂಡಿತ ಸರ್, ರೈತರಿಗೆ ಹೆಚ್ಚು ಗೌರವವನ್ನ ನೀಡಿದಂತಹ ಬಹುಶಃ ಮೊದಲನೇ ವ್ಯಕ್ತಿ ಅಂತಾನೆ ಹೇಳ್ಬೋದು ಅಲ್ವಾ?
12: ಅಲ್ಲ ಮೇಡಮ್, ಜೈ ಜವಾನ್ ಜೈ ಕಿಸಾನ್ ತಂದ ವ್ಯಕ್ತಿನೇ ಅವ್ರು ಮೊದಲು ಮೇಡಮ್ ನಮ್ಮ.
10: ಹೌದು ಸರ್, ನಿಜ.
12: ಅದು ನಾವು ನೆನಪಿಸ್ಕೋಬೇಕು ಮೇಡಮ್ ಅವರನ್ನ. ಎಲ್ಲಾರನ್ನು ಮರೆತು ಜಗತ್ತಿನೊಳಗೆ ಅವರನ್ನ ಮರಿಬಾರ್ದು ಅಂತ ನನ್ನ ಅಭಿಪ್ರಾಯ ಮೇಡಮ್.
10: ಖಂಡಿತ ಖಂಡಿತ ಸರ್.
12: ನಾವು ಮಹಾತ್ಮ ಗಾಂಧೀಜಿ ಅವ್ರನ್ನ ಮರಿಬಹುದು, ಆದ್ರೆ ಅವ್ರು ನಮ್ಮ ಜವಾಹರ್ ನೆಹರು ಅವ್ರಂತೂ ಮರೆಯಕ್ ಸಾಧ್ಯನೇ ಇಲ್ಲ ಮೇಡಮ್.
10: ನಿಜ ನಿಜ. ಆದ್ರೆ ಶಾಸ್ತ್ರಿಯವರು ತಂದಂತಹ ಸಾಕಷ್ಟು ಯೋಜನೆಗಳು, ಅವರು ಭಾರತದ ಪರವಾಗಿ ನಿಂತ್ಕೊಂಡಂತಹ ರೀತಿ, ಅವರ ಸರಳ ಜೀವನ, ಎಲ್ಲವೂ ಕೂಡ ಶ್ಲಾಘನೀಯವಾದದ್ದು ಅಲ್ವಾ?
12: ಹೌದು ಹೌದ್ರಿ ಮೇಡಮ್. ಅದು ಒಮ್ಮೆ ಅವ್ರ ಮನೆಯವ್ರಿಗೆ ಒಬ್ರು ಯಾರೋ ಮದುವೆಗೆ ರಾಕ್ ಕಡಿಮೆ ಬಿದ್ದಿದ್ದು ಅಂತ ಅವ್ರ ಪತ್ನಿ ಅವ್ರಿಗೆ ಕೇಳಿದ್ರತ್ತ ಅವ್ರು ಬಂದ. ಅವ್ರ ಪತ್ನಿ ಅವ್ರಿಗೆ ಕೇಳಿದ್ರ ಅವ್ರು ನಾ ಕೊಡ್ತೀನಿ ಬಾ ಅಂತ ಹೇಳಿ 500 ರೂಪಾಯಿ ಕೊಟ್ಟಿರ್ತಾರೆ ಮೇಡಮ್ ಅವಾಗಿನ ಕಾಲದಾಗ. ಅದು
10: ಹೌದು ಹೌದು.
12: 500 ರೂಪಾಯಿ ಕೊಟ್ರ ನೀ ಶಾಸ್ತ್ರಿ ಅವ್ರು ಕೇಳಿದ್ರತ್ತ ಅವ್ರಿಗೆ ನೀ ಇವತ್ತಿನ ಹೆಂಗ ಕೊಟ್ಟಿ ಎಲ್ಲಿಯೂ ಕೊಟ್ಟಿ ಎಲ್ಲಿದ್ ಕೂಡಿ ಇಟ್ಟಿದ್ದು ಅಂತ ಕೇಳಿದ್ರತ್ತ ಅವ್ರು ಪ್ರಶ್ನೆ ಮಾಡಿದ್ರತ್ತದೆ ಹೆಂಡತಿನ ಅವ್ರು
10: ನೋಡಿ. ಒಬ್ಬ ಪ್ರಧಾನ ಮಂತ್ರಿ,
12: ಒಬ್ಬ ಪ್ರಧಾನ ಮಂತ್ರಿ ಮೇಡಮ್, 500 ರೂಪಾಯಿ ಅವಾಗ.
10: ಹೌದು
12: ಅವಾಗ ಹೇಳಿದ್ರತ್ತ ಅವ್ರು ನಿಮ್ದ ಏನ್ ಪಗಾರ ಬರುತ್ತಲ್ಲ ಪಗಾರನಾಗಿಟ್ಟು ಕೂಡಿಸಿಟ್ಟು ನಾನು ಇದನ್ನ ಉಳಿಸಿನ ಅದಕ್ಕೆ ಮದುವೆಗೆ ಅಂತ ಹೇಳಿ ಕೊಟ್ಟಿಲ್ಲ ಅಂತ ಹೇಳಿದ್ರತ್ತೆ.
10: ನಿಜ ನಿಜ ಸರ್, ಅಷ್ಟು ಪ್ರಾಮಾಣಿಕ ವ್ಯಕ್ತಿ
12: ನೋಡಿಲ್ ಮೇಡಮ್. ರಾಷ್ಟ್ರಪತಿ ಕಡೆ ಹೋದ್ರತ್ತ ಅವರು ನನಗಿಟ್ಟು ಪಗಾರ ಸಾರ್ತೈತಿ ಹೆಚ್ಚಾರ್ಲತ್ತೆ ನನ್ ಪಗಾರ ಕಟ್ ಮಾಡಿ ನನಗೆ ಅರ್ಧ ಪಗಾರ ಕೊಡ್ರಿ ಅಂದ್ರತ್ ಮೇಡಮ್. ಅವ್ರು
10: ನೋಡಿ ನೋಡಿ ಎಂಥ ವ್ಯಕ್ತಿ ಅಲ್ವಾ.
12: ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾರೆ ಮೇಡಮ್ ಇಂಥದ್ದು ಎಂದು ಹೇಳಿಲ್ಲ ಅವರು, ಇವ್ರು ಹೇಳಿದ್ರು ಮೇಡಮ್ ಅದನ್ನ.
10: ನಿಜ ನಿಜ ಸರ್.
12: ಅವ್ರ ಮಗ ಒಮ್ಮೆ ಸೈಕಲ್ ಇದು ಕಾರ್ ತಗೊಂಡ್ ಹೋಗಿದ್ರ ಮೇಡಮ್ ಅವ್ರು ಪ್ರಧಾನಿ ಇದ್ದಾಗ.
10: ಹೌದು, ಆ ಕಾರಿಗೆ ತಗೊಂಡ್ ಹೋಗಿದ್ರು ಅಂತ ತಮ್ಮ ಸ್ವಂತ ಹಣದಲ್ಲಿ ಪೆಟ್ರೋಲ್ ಕಾಸು ಕೊಟ್ರು ಸರ್.
12: ಅದಾರಿ ಅಂತ ಪ್ರಧಾನ ಮಂತ್ರಿ ಸಿಗುತ್ತಾರೆ ಮೇಡಮ್ ಇವಾಗ?
10: ಇಲ್ಲ ಇಲ್ಲ ಸರ್.
12: ಯಾವ್ದೇ ಪಕ್ಷಪಾತ ಬೇಡ ಮೇಡಮ್, ಈಗ ಅವರಂತ ಆದರ್ಶ ವ್ಯಕ್ತಿ ಜಗತ್ತಿನೊಳಗ ಯಾರು ಇಲ್ಲ ಅಂತ ನಾನು ಇಷ್ಟಪಟ್ಟು ಹೇಳ್ತೀನಿ ನೋಡ್ರಿ ಮೇಡಮ್.
10: ನಿಜ ಸರ್, ಅಂತ ಪ್ರಾಮಾಣಿಕ ವ್ಯಕ್ತಿ ಕೂಡ ಇರಬಹುದಾ ಅನ್ನೋದಕ್ಕೆ ನಮಗೆ ಒಮ್ಮೆ ಆಶ್ಚರ್ಯ ಆಗುತ್ತೆ ಅಲ್ವಾ?
12: ಆಶ್ಚರ್ಯ ಮೇಡಮ್, ಅದು ಸಾಲ ಮಾತಲ್ಲ ಮೇಡಮ್. ಪೆಟ್ರೋಲ್ ಖರ್ಚು ಕೊಡ್ತಾರಪ್ಪ ಅಂದ್ರೆ ಈಗಿನ ಅವ್ರು ಯಾರು
10: ಅಲ್ವಾ?
12: ಗಾಡಿ ತಗೊಂಡು ಹೋದ್ರೆ ಹೋಗ ಗೌರ್ಮೆಂಟ್ ತಗದತ್ ಹೋಗ್ಬಿಡ್ತಾರ. ಒಬ್ಬ ದೇಶದ ಪ್ರಧಾನಮಂತ್ರಿ ಮೇಡಮ್ ಅವರು.
10: ನಿಜ ನಿಜ ಸರ್, ನಿಷ್ಠಾವಂತ ವ್ಯಕ್ತಿ
12: ಇನ್ನು ಜೀವನದ ಎಂದು ನಾವು ನೋಡುವುದಿಲ್ಲ, ನೋಡಕ್ ಸಾಧ್ಯನೂ ಇಲ್ಲ ಮೇಡಮ್.
10: ನಿಜ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೋಡಿ.
12: ಹೌದ್ ಹೌದ್ರಿ ಮೇಡಮ್. ಅಲ್ಲ ಮೇಡಮ್, ಅಂತ ವ್ಯಕ್ತಿನೇ ಮೇಡಮ್ ಅವರು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವ್ರನ್ನ ಅವ್ರು ಕೂಡ ಹೋಲಿಸ್ಬೇಕು ನೋಡ್ರಿ ನಾವು.

0: ಕಿಸೆಯಲ್ಲಿ ವ್ಯಕ್ತಿಗಳಂದ್ರೆ ಅವರ ಇಬ್ಬರು ರೀ.
1: ನಿಜ ನಿಜ ಸರ್, ತುಂಬಾ ಚಲೋ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ.
0: ಧನ್ಯವಾದ ಮೇಡಮ್,
1: ಧನ್ಯವಾದ ಕರೆ ಮಾಡಿದಕ್ಕೆ. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಶಾಸ್ತ್ರಿ ಅವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಹಾಗೆ ಶಿವಶರಣ್ ಕೂಡ ತುಂಬ ಒಳ್ಳೆ ಮಾಹಿತಿನ ಹಂಚಿಕೊಂಡ್ರು. ಸೊ ಒಂದಿಷ್ಟು ಏನು ಸರ್ಕಾರದ ಹಣ ಅಂದ್ರೆ ಸಂಬಳ ಹೆಚ್ಚಾಗಿ ಬರ್ತಿದೆ ಅಂತ ಅದನ್ನು ಕೂಡ ವಾಪಸ್ ಕೊಡ್ತಾರೆ, ನಮಗೆ ಜಾಸ್ತಿ ಸಂಬಳ ಬೇಡ ಅಂತ ಅಂದ್ರೆ ಇಂಥ ನಿಷ್ಠಾವಂತ ವ್ಯಕ್ತಿ ಸಿಗ್ತಾರ ಅಂತ ನಮಗೂ ಕೂಡ ಆಶ್ಚರ್ಯ ಅನ್ಸುತ್ತೆ. ಇನ್ನು ಅಧಿಕಾರ ಬಂದಾಗ ಅಹಂಕಾರವನ್ನ ಪಡೆದೆ ಸರಳತೆಯಿಂದಲೂ ದೇಶದ ಮಹಾನ್ ಎತ್ತರಕ್ಕೆ ಕೊಂಡೊಯ್ಯಬಹುದು ಅಂತ ತೋರಿಸ್ಕೊಟ್ಟವರು ಶಾಸ್ತ್ರಿಜಿಯವರು. ಹೌದು ಕೇಳುಕರೆ, ಯಾಕಪ್ಪ ಅಂದ್ರೆ ಅವರ ತತ್ವಗಳಲ್ಲಿ ಒಂದನ್ನಾದ್ರೂ ನಾವು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಅದೇ ಅವರಿಗೆ ನಾವು ಕೊಡುವಂತಹ ನಿಜವಾದ ಗೌರವ. ಏನಂತೀರಾ? ಹಾಗಿದ್ರೆ ಶಾಸ್ತ್ರಿಯವರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನ ಮುಂದುವರಿಸೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳುವ. ಓಕೆ, ಕರೆ ಕಟ್ಟಾಯ್ತು. ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಸರಿನಾ? ಹಾಗೆ ನೀವು ಕೂಡ ಶಾಸ್ತ್ರಿಜಿಯವರ ಬಗ್ಗೆ ಸಾಕಷ್ಟು ವಿಚಾರವನ್ನ ಹಂಚ್ಕೋಬಹುದು. ಹಾಗೆ ನಮ್ಮ ಶಿವಶರಣ್ ಸರ್ ಕೂಡ ಹೇಳ್ತಾ ಇದ್ರು ಒಂದು ಕಾರ್ ಬಗ್ಗೆ, ಹಾಗೆ ಅವರ ಮಗ ಒಂದು ಸರ್ಕಾರಿ ವಾಹನವನ್ನ ಸ್ವಂತ ಬಳಕೆ ಮಾಡ್ಕೊಂಡಿದ್ದಕ್ಕೆ ಏನೆಲ್ಲ ಮಾಡಿದ್ರು ಅಂತ. ಇನ್ನು ಕಾರ್ ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ ಆಯ್ತಾ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಗೆ ಕಾರ್ ಕೊಂಡ್ಕೋಬೇಕು ಅನ್ನೋದು ಸಾಕಷ್ಟು ಕನಸಾಗಿರುತ್ತೆ. ಇನ್ನು ಒಬ್ಬ ಪ್ರಧಾನಮಂತ್ರಿ ಹತ್ರ ಕಾರ್ ಇರಬೇಕು ಅಂತ ಅವರ ಪತ್ನಿ ಬಯಸೋದ್ರಲ್ಲಿ ಬಹುಶಃ ತಪ್ಪಿಲ್ಲ. ಇನ್ನು ಪ್ರಧಾನಿಯಾದ ನಂತರ ಕುಟುಂಬದ ಒತ್ತಾಯಕ್ಕೆ ಮಣಿದು ಸುಮಾರು ಆಗ 12,000 ರೂಪಾಯಿ ಫಿಯೆಟ್ ಕಾರನ್ನ ಖರೀದಿ ಮಾಡೋಕೆ ನಿರ್ಧಾರ ಮಾಡಿದ್ರು. ಆದ್ರೆ ಅವ್ರ ಖಾತೆಯಲ್ಲಿ ಇದ್ದಿದ್ದು ಕೇವಲ 7,000 ರೂಪಾಯಿ ಮಾತ್ರ. ಉಳಿದ 5,000 ರೂಪಾಯಿ ಏನ್ ಮಾಡೋದು ಅಂತ ತುಂಬಾನೇ ಯೋಚನೆ ಮಾಡ್ತಾ ಇದ್ರು. ಆಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿಂದ ಸಾಲವನ್ನ ಪಡ್ಕೊಂಡ್ರು. ಆದ್ರೆ ಕೊನೆಗೂ ಅವರಿಗೆ ಆ ಸಾಲವನ್ನ ತೀರಿಸೋಕೆ ಆಗಿಲ್ಲ. ಅವರು ನಿಧನರಾದ ನಂತರ ಆ ಸಾಲವನ್ನ ಈ ಒಂದು ನಮ್ಮ ಶಾಸ್ತ್ರಿಜಿಯವರ ಪತ್ನಿ ಲೀಲಾ ಲಲಿತಾ ಶಾಸ್ತ್ರಿ ಅವರೇನಿದ್ರು, ಅವರು ಅವರ ಪಿಂಚಿನ್ ಹಣದಲ್ಲಿ ಈ ಒಂದು ಸಾಲವನ್ನ ಮರುಪಾವತಿಸಿದ್ರು. ಎಂಥ ಒಂದು ಶ್ರೇಷ್ಠವಾದ ವ್ಯಕ್ತಿ ಅಲ್ವಾ? ಯಾಕಪ್ಪ ಅಂದ್ರೆ ಈಗ ಸಾಮಾನ್ಯ ವ್ಯಕ್ತಿಗಳೇ ಎಷ್ಟಿಂತ ಒಳ್ಳೊಳ್ಳೆ ಕಾರ್ನ ಕೊಂಡ್ಕೊಳ್ತಾರೆ, ಓಡಾಡ್ತಾರೆ. ಆದ್ರೆ ಆಗ ಪ್ರಧಾನಮಂತ್ರಿ ಆಗಿದ್ದವರು ಒಂದು ಕಾರ್ ಕೊಂಡ್ಕೋಬೇಕು ಅನ್ನುವಾಗ ಒಂದು ಬ್ಯಾಂಕ್ ಅಲ್ಲಿ ಸಾಲ ಮಾಡಿ ಕೊಂಡ್ಕೊಳ್ತಾರೆ. ಆ ಸಾಲವನ್ನ ಅವರ ಹೆಂಡತಿ ತೀರಿಸ್ತಾರೆ, ಅದು ಪಿಂಚಿನ್ ಹಣದಲ್ಲಿ. ಅಂದ್ರೆ ನಿಜಕ್ಕೂ ತುಂಬಾನೇ ನಾವೆಲ್ಲರೂ ಹೆಮ್ಮೆ ಪಡುವಂತ ವಿಷಯ. ಅಂಥ ಪ್ರಧಾನಿ ನಮ್ಮ ದೇಶಕ್ಕೆ ಪ್ರಧಾನಿ ಆಗಿದ್ರು ಅಂದ್ರೆ ನಮಗೆ ಒಂದು ಗೌರವ ಹೆಚ್ಚುತ್ತೆ ಅಂತಾನೆ ಹೇಳ್ಬೋದು ನಾವು ಭಾರತೀಯರಾಗಿ ಇರೋದು ಅಂತ. ಹಾಗಿದ್ರೆ ಕೇಳುಗರೆ, ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನ ಕೇಳ್ಕೊಬನ್ನಿ, ಅದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ಒಂದು ಮುಡಿಪಾಗಿರುವಂತಹ ಗೀತೆ. ಈ ಗೀತೆಯನ್ನ ಕೇಳಿದ ನಂತರ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಸ್, ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅವರ ಒಂದು ವಿಶೇಷ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಗೀತೆಯನ್ನು ಕೂಡ ಕೇಳ್ಕೊಬಂತೀವಿ ಅಲ್ವಾ? ಹೌದು, ನೀವು ಕೂಡ ಶಾಸ್ತ್ರಿಜಿಯವರ ಬಗ್ಗೆ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೋಬಹುದು. ಹಾಗೆ ನಮ್ಮ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡಬಹುದು, ಹಾಗೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಇನ್ನು ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ. ಓಕೆನಾ? ಸೊ ನಾವು ಶಾಸ್ತ್ರಿಜಿಯವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಸಾಕಷ್ಟು ವಿಷಯಗಳಿದೆ ಮಾತಾಡೋಕೆ. ನಾವೆಲ್ಲರೂ ಕೂಡ ಚಪಾತಿ, ಗೋಧಿ ಅಂತ ಗೋಧಿಯಿಂದ ಮಾಡಿದಂಥ ಚಪಾತಿನ ಇವಾಗೆಲ್ಲ ತಿಂತೀವಿ. ಆಗಲೂ ಕೂಡ ಚಪಾತಿ ತಿಂತಿದ್ರು ಅಂದರೆ ಗೋಧಿಯನ್ನು ಹೆಚ್ಚಾಗಿ ತಿಂತಿದ್ರು. ಆದರೆ ಈ ಗೋಧಿಯನ್ನು ನಿರಾಕರಿಸಿದಂಥ ಸ್ವಾಭಿಮಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಹೌದಾ? ಯಾಕೆ ಅರ್ಪಿತ, ಗೋಧಿಯನ್ನು ಯಾಕೆ ನಿರಾಕರಿಸಿದ್ರು ಅಂತೆಲ್ಲ ನೀವು ಕೇಳ್ಬೋದು. ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನು ಗೊತ್ತಾ, 1965 ಭಾರತ ಪಾಕಿಸ್ತಾನದ ಯುದ್ಧದ ಸಮಯ, ಇನ್ನು ಆಗ ತೀವ್ರ ಬರಗಾಲ ಕೂಡ ಎದುರಾಗಿತ್ತು. ಅಮೆರಿಕ PL-480 ಯೋಜನೆಯಡಿ ಭಾರತಕ್ಕೆ ಕೆಟ್ಟ ಗುಣಮಟ್ಟದ ಕೆಂಪು ಗೋಧಿಯನ್ನು ಪೂರೈಸ್ತಾ ಇತ್ತು. ಇನ್ನು ಈ ಪೂರೈಸುವಂಥ ಸಂದರ್ಭದಲ್ಲಿ ಕೆಲವೊಂದು ಷರತ್ತುಗಳನ್ನ ವಿಧಿಸೋಕೆ ಯತ್ನಿಸಿತ್ತು. ಶಾಸ್ತ್ರಿಜಿಯವರು ಅಮೆರಿಕದ ಬೆದರಿಕೆಗೆ ಬಗ್ಗಲಿಲ್ಲ. ಶಾಸ್ತ್ರಿಜಿಯವರಿಗೆ ಏನಪ್ಪ ಅಂದರೆ ಸ್ವಾಭಿಮಾನ ಹೆಚ್ಚಾಗಿತ್ತು. ಅಮೆರಿಕದವ್ರು ಹೇಳ್ತಿದ್ರು, ಈಗ ನೀವು ನಮ್ಮ ಭಾರತಕ್ಕೆ ಏನು ಯುದ್ಧ ನಡೀತಾ ಇತ್ತು, ನೀವು ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ಹಾಗಿಲ್ಲ, ಸ್ಟಾಪ್ ಮಾಡಬೇಕು ಅಂತೆಲ್ಲ ಬೆದರಿಕೆಗಳನ್ನ ಹಾಕ್ತಾ ಇತ್ತು, ಷರತ್ತುಗಳನ್ನ ಹಾಕ್ತು. ಆದರೆ ಶಾಸ್ತ್ರಿಜಿಯವರು ಇದೇ ಯಾವುದೇ ರೀತಿಯ ಬೆದರಿಕೆಗೆ ಬಗ್ಗಲಿಲ್ಲ. ನಾವು ಹಸಿವಿನಿಂದ ಇರ್ತೀವಿ ಹೊರತು ನೀವು ಕೊಡುವಂಥ ಗೋಧಿ ನಮಗೆ ಬೇಡ, ನೀವು ಕೊಡುವಂಥ ಧಾನ್ಯವನ್ನು ತಿಂದು ಜೀವಿಸೋದಕ್ಕಿಂತ ಸ್ವಾವಲಂಬಿಯಾಗಿ ಹಸಿವಿನಿಂದ ಇರೋದೇ ಲೇಸು ಅಂತ ಹೇಳಿದ್ರು. ಅಮೆರಿಕದ ಸಹಾಯವನ್ನು ಕೂಡ ತಿರಸ್ಕರಿಸಿದ್ರು. ಅಂಥ ಸ್ವಾಭಿಮಾನಿ, ಯಾಕಪ್ಪ ಅಂದರೆ ದೇಶ ಅಂತ ಬಂದಾಗ ಮೊದಲು ದೇಶದ ಬಗ್ಗೆನೆ ನಾವು ಗಮನ ಕೊಡಬೇಕು. ಬೇರೆಯವರಿಗೆ ನಾವು ಯಾಕೆ ಸೋಲ್ಬೇಕು, ಮಣಿಬೇಕು, ನಮ್ಮ ದೇಶ ನಮ್ಮ ಹೆಮ್ಮೆ ಅನ್ನೋ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ನ ತೆಗೆದುಕೊಂಡು ಬಂದಂಥವರು ಶಾಸ್ತ್ರಿಜಿಯವರು. ಹಾಗಿದ್ರೆ ಶಾಸ್ತ್ರಿಜಿಯವರ ಬಗ್ಗೆ ಮಾತುಕತೆಯನ್ನು ಮುಂದುವರೆಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನು ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಿಶೇಷವಾದ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಬಗ್ಗೆ ಮಾತಾಡ್ತಿದ್ವಿ. ಯಾಕಂದ್ರೆ ಶಾಸ್ತ್ರಿಯವರ ಬಗ್ಗೆ ಮಾತಾಡೋಕೆ ಸಾಕಷ್ಟು ವಿಷಯ ಇದೆ. ಅಕ್ಟೋಬರ್ 2 ಅಂದ ತಕ್ಷಣ ಗಾಂಧಿ ಜಯಂತಿ ಅಂತ ತುಂಬಾ ಜನ ಅನ್ಕೊಳ್ತಾರೆ, ಆದರೆ ಗಾಂಧಿ ಜಯಂತಿ ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಡಿದಂಥ ಕೆಲಸಗಳು, ಅವರ ದೇಶಾಭಿಮಾನ, ಅವರಿಗೆ ದೇಶದ ಮೇಲಿದ್ದಂಥ ಪ್ರೀತಿ ಎಲ್ಲವನ್ನು ಕೂಡ ನಾವು ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ವಿಚಾರಗಳಿದೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
8: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
8: ಧನಂಜಯ ಅಂತ ಬೆಂಗಳೂರಿಂದ ಮಾತಾಡ್ತಾರೆ.
0: ಧನಂಜಯ ಅವರೇ, ಹೇಗಿದ್ದೀರಾ?
8: ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್?
0: ನಾನು ಕೂಡ ಚೆನ್ನಾಗಿದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳು.
8: ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಅವರ ಶುಭಾಶಯಗಳು, ಹಾಗೂ ಮಹಾತ್ಮ ಗಾಂಧಿ ಅವರ ಜಯಂತಿಯ ಶುಭಾಶಯಗಳು ಎರಡನ್ನೂ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮಗೂ ಕೂಡ
8: ಹೇಳಿ ಮೇಡಮ್.
0: ಸರ್, ನಿಮ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ, ಅವ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
8: ಅವ್ರ ಬಗ್ಗೆ ನೋಡಿ ಮೇಡಮ್, ದೇಶಕ್ಕೆ ಅಂತ ಮಹಾನ್ ವ್ಯಕ್ತಿಗಳನ್ನ ಪ್ರತಿ ಸಾರಿನೂ ನೆನೆಸ್ಕೊತಾನೆ ಇರ್ಬೇಕು. ಯಾಕೆಂದ್ರೆ ಅವ್ರ ಪ್ರಾಣನ ಒತ್ತೆ ಇಟ್ಟು ಈ ದೇಶಕ್ಕೋಸ್ಕರ ಇಂತ ಸೇವೆಗಳು ಮಾಡಿದ್ದಾರೆ. ಅಂತವ್ರನ್ನ ಯಾವತ್ತು ಮರಿಬಾರ್ದು. ದೇಶಕ್ಕೋಸ್ಕರ ಹೋರಾಡದವರಾಗಿರ್ಬೋದು, ಎಷ್ಟೋ ಜನಗಳನ್ನ ಕಾಪಾಡಿ ಜೀವನ ಉಳಿಸಿದಂತ ಜನಗಳಿರ್ಬೋದಾಗಿರ್ಬೋದು, ಅಂತವ್ರನ್ನ ಯಾವತ್ತೂ ಮರೆಯಕ್ ಹೋಗ್ಬಾರ್ದು. ಯಾಕೆಂದ್ರೆ ನಮ್ಮ ದೇಶನ ರಕ್ಷಣೆ ಮಾಡಿರೋದೆ ಅಂತ ಮಹಾನ್ ವ್ಯಕ್ತಿಗಳಿಂದ. ಮಹಾತ್ಮ ಗಾಂಧಿ ಆಗಿರ್ಬೋದು, ಜವಾಹರಲಾಲ್ ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಅವರ ಆಗಿರ್ಬೋದು. ಯಾಕೆಂದ್ರೆ ಇವರೆಲ್ಲ ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಒತ್ತೆ ಇಟ್ಟು ದೇಶನ ಕಾಪಾಡಿದ್ದಾರೆ.
0: ಹೌದು ಸರ್,
8: ಅಂತ ಮಹಾನ್ ವ್ಯಕ್ತಿಗಳಿಗೆ ನಾವು ಇವತ್ತು ಅವ್ರ ಜಯಂತಿಯ ಶುಭಾಶಯಗಳು ಹೇಳೋದ್ರಲ್ಲಿ ನಮ್ದು ಏನು ಬೇಜಾರಿಲ್ಲ. ಅವ್ರ ಖುಷಿ ಅನ್ನಿಸುತ್ತೆ ಅವ್ರಿಗೆ ಹೇಳೋದಕ್ಕೆ.
0: ಖಂಡಿತ ಸರ್, ಅವರವರೆಲ್ಲ ಪ್ರಾಣ ತ್ಯಾಗ ಮಾಡಿ ನಮ್ಮ ದೇಶವನ್ನ ಕಟ್ಟಿದ್ದಾರೆ. ಆ ದೇಶವನ್ನ ಜೋಪಾನವಾಗಿ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ?
8: ಅದು ತುಂಬಾ ಮುಖ್ಯ. ನೀವ್ ಹೇಳಿದ್ ಮೇಡಮ್, ಇವತ್ತು ಹೇಳಿದ್ರಲ್ಲ ಈ ಮಾತು ತುಂಬಾ ಮುಖ್ಯವಾದ ಮಾತು.
0: ಹೌದು,
8: ಯಾಕೆಂದ್ರೆ ಅವರು ಅಷ್ಟು ಜನಗಳನ್ನ ಜೀವ ರಕ್ಷಣೆ ಮಾಡ್ಬಿಟ್ಟು ಓದುವಂತ ವ್ಯಕ್ತಿನ ಇವತ್ತು ನೆನೆಸ್ಕೋಬೇಕು ಅಂತಂದ್ರೆ ಅದನ್ನ ಹಾಳು ಮಾಡೋ ತರ ಇರಬಾರ್ದು. ಯಾರೇ ಆದ್ರೂ ಉಳಿಸ್ಕೊಂಡು ಹೋಗೋ ತರ ಇರ್ಬೇಕು. ಇವಾಗಿನ ಜನರೇಷನ್ ಎಲ್ಲ ಉಳಿಸ್ಕೊಂಡು ಹೋಗೋ ತರ ಯಾವ್ದು ಇಲ್ಲ ಬಿಡಿ. ಎಲ್ಲ ತಪ್ಪು ಕೆಲಸ ಮಾಡ್ತಾ ಇರೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ.
0: ಆದ್ರೂ ನಮ್ಮ ದೇಶ ನಮ್ಮ ಹೆಮ್ಮೆ ಅಲ್ವಾ ಸರ್? ನಮ್ಮ ದೇಶ ಅಂತ ಬಂದಾಗ ಮೊದಲು ನಾವೆಲ್ಲರೂ ಭಾರತೀಯರು.
8: ಹೌದು, ಭಾರತೀಯ ದೇಶ ಅಂತಂದ್ರೆ ಅದು ನಮ್ಮ ದೇಶಕ್ಕೆ ಮಾತ್ರ ಭಾರತೀಯ ದೇಶ ಅಂತ ಹೇಳಿದ್ರು.
0: ನಿಜ ನಿಜ ಸರ್,
8: ಯಾಕೆಂದ್ರೆ ಒಂದು ತಾಯಿನ ಸ್ಥಾನ ಕೊಟ್ಟಿದ್ದಾರೆ
0: ಒಂದು ದೇಶಕ್ಕೆ. ಹೌದು ಹೌದು ಸರ್,
8: ಮತ್ತೆ ಭಾರತ ದೇಶ ಅನ್ನೋದಕ್ಕೆ ಅದಕ್ಕೆ.
0: ಸೊ ನಾವೆಲ್ಲರೂ ಭಾರತೀಯರು ಅಂತ ಹೇಳ್ಕೊಳ್ಳೋಕ್ಕೂ ಹೆಮ್ಮೆ ಖುಷಿ ಆಗುತ್ತೆ. ಭಾರತಾಂಬೆಯ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ಅಲ್ವಾ?
8: ಭಾರತೀಯ ಮಕ್ಕಳು, ಭಾರತಾಂಬೆಯ ಮಕ್ಕಳು, ಭಾರತದ ಮಕ್ಕಳು.
0: ಹೌದು ಹೌದು ಸರ್. ನಿಜ ಸರ್, ನೀವು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
8: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಎಸ್, ಧನಂಜಯ್ ಅವರು ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಾಗೆ ನಮ್ಮ ದೇಶವನ್ನ ಕಟ್ಟೋದಕ್ಕಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಅಂಥವರ ಪ್ರಾಣ ತ್ಯಾಗ ಸುಮ್ಮನೆ ವ್ಯರ್ಥ ಆಗಬಾರ್ದು ಅಲ್ವಾ? ದೇಶ ಕಟ್ಟುವಂತಹ ಜವಾಬ್ದಾರಿ ನಮ್ಮ ಮೇಲೆ ಕೂಡ ಇದೆ. ದೇಶವನ್ನ ಅಚ್ಚುಕಟ್ಟಾಗಿ ನೋಡ್ಕೋಬೇಕು, ದೇಶದ ಅಭಿಮಾನವನ್ನ ಹೆಚ್ಚು ಬೆಳೆಸ್ಕೋಬೇಕು ಅಲ್ವಾ ಕೇಳುಗರೆ? ನಿಜವಾಗ್ಲೂ ಹಾಗೆ ಇದರೊಟ್ಟಿಗೆ ಮಾತಾಡ್ತಾ ನೀವು, ನಾವಿವತ್ತು ಶಾಸ್ತ್ರಿಜಿಯವ್ರ ಬಗ್ಗೆ ಮಾತಾಡ್ತಿದ್ವಿ. ಈಗ ಏನಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸೀರೆ ಅಂದ್ರೆ ಬಹಳಷ್ಟು ಇಷ್ಟ ಇರುತ್ತೆ. ಅಂದ್ರೆ ನಮ್ಮ ಶಾಸ್ತ್ರಿಜಿ ಅವ್ರಿಗೆ ಏನಪ್ಪ ಅಂದ್ರೆ ಸೀರೆ ಉದ್ಯಮ ಆಗಿರ್ಬೋದು, ಹಾಗೆ ಖಾದಿ ಮೇಲೆ ಒಂದು ಪ್ರೀತಿ ಇತ್ತು. ಆಯ್ತಾ, ಒಂದ್ಸರಿ ಒಂದು ಮಿಲ್ ಒಂದಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ಮಾಲೀಕರು ಪ್ರಧಾನಿ ಅವರಿಗೆ ದುಬಾರಿ ಸೀರೆನ ಉಡುಗೊರೆಯಾಗಿ ನೀಡ್ತಾರೆ. ಯಾಕಪ್ಪ ಅಂದ್ರೆ ಒಬ್ರು ಪ್ರಧಾನ ಮಂತ್ರಿ ನಮ್ಮ ದೇಶಕ್ಕೆ ಒಂದು ಸೀರೆ ಅಂಗಡಿಗೆ ಬಂದಿದ್ದಾರೆ, ಪ್ರೆಸೆಂಟೇಷನ್ ಮಾಡ್ಬೇಕು ಅವ್ರಿಗೆ ಅಂತ ಹೇಳಿ ಒಂದು ಸೀರೆನ ಉಡುಗೊರೆ ನೀಡ್ತಾರೆ. ಅದು ಒಂದು ಕಾಸ್ಟ್ಲಿ ಸೀರೆನ ಉಡುಗೊರೆಯಾಗಿ ನೀಡ್ತಾರೆ. ಆಗ ಶಾಸ್ತ್ರಿಗಳು ಏನ್ ಮಾಡಿರ್ಬೋದು, ಅಯ್ಯೋ ದೇವ್ರೆ, ನನಗೆ ಇಷ್ಟೊಂದು ಕಾಸ್ಟ್ಲಿ ಸೀರೆ ಬೇಡ, ನಾನು ಬಡವ, ನನ್ನ ಬಳಿ ಈ ಸೀರೆ ಕೊಳ್ಳುವಷ್ಟು ಶಕ್ತಿ ಇಲ್ಲ, ನನ್ನ ಬಜೆಟ್ಗೆ ತಕ್ಕಂತೆ ಕೇವಲ 4 ಅಥವಾ 5 ರೂಪಾಯಿ ಖಾದಿ ಸೀರೆ ತೋರಿಸಿ ಅಂತ ಹೇಳಿದ್ರು. ಇದನ್ನು ಉಚಿತವಾಗಿ ನೀಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ಸ್ವೀಕಾರ ಮಾಡಲಿಲ್ಲ. ತನ್ನ ಸ್ವಾಭಿಮಾನ ಅದಕ್ಕೆ ಬಿಟ್ಕೊಡ್ಲಿಲ್ಲ. ಪರವಾಗಿಲ್ಲ, ನನ್ನ ಬಜೆಟ್ಗೆ ತಕ್ಕನಾಗೆ ನೀವು ಹಣವನ್ನ ಸೀರೆಯನ್ನ ಕೊಡಿ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಬೇಡ ಅಂತ ವಾಪಸ್ ಮಾಡ್ತಾರೆ. ಯಾರೇ ಈಗಿನ ಕಾಲದಲ್ಲಿ ಆ ಥರ ಮಾಡ್ತಾರೆ ಅಲ್ವಾ? ಅಂತಹ ವ್ಯಕ್ತಿಯ ಮಾತುಗಳು ನಡೆ ನುಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಬೇಕು ಅಲ್ವಾ? ಹಾಗಿದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
9: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ನಮಸ್ತೆ
9: ಮೇಡಮ್ ಅವರೇ, ಹೇಗಿದ್ದೀರಾ?
0: ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
9: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ಕಾಫಿ ಆಯ್ತಾ?
0: ಕಾಫಿ ಆಯ್ತು ಸರ್. ನಿಮ್ಮದು?
9: ಕಾಫಿ ಆಗಿಲ್ರಿ ಮೇಡಮ್, ಮಧ್ಯಾಹ್ನ ಊಟ ಆಗೈತ್ರಿ.
0: ಊಟ ಆಗಿದೆ ಸರ್. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇದೆ.
9: ಹೌದು ಮೇಡಮ್,
0: ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ತೆಗೆದುಕೊಂಡು ಬಂದಿದ್ದೀನಿ. ನಮ್ಮ ಶಾಸ್ತ್ರೀಜಿ ಅವ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ?
9: ಖಂಡಿತವಾಗ್ಲೂ ಮೇಡಮ್, ನನ್ಗೆ ಯಾಕೆಂದ್ರೆ ನನಗೆ ತಿಳಿದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಮ್ಗೆ ಸಂಪೂರ್ಣವಾಗಿ ನನಗೆ ಮಾಹಿತಿ ಕೂಡ ಇಲ್ಲ. ಹಾಗಾಗಿ ಈಗ ಅವ್ರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಅವರ ಒಂದು ಪ್ರಧಾನ ಮಂತ್ರಿ ಆದ ಸಮಯದಲ್ಲಿ,
0: ನಮ್ಮ ಭಾರತದ ಎರಡನೇ
9: ಪ್ರಧಾನಮಂತ್ರಿ ಆದ ಸಮಯದಲ್ಲಿ ಅವರು ಒಂದು ಎಷ್ಟು ನಿಷ್ಠಾವಂತ ಒಂದು ಪ್ರಧಾನ ಮಂತ್ರಿ ಆಗಿದ್ರು. ಈಗೆಲ್ಲ ಕೇಳ್ತಾ ಇದ್ದೆ ನಾನು, ಹಾಗೇನೆ ತುಂಬಾ ಖುಷಿ ಆಗ್ತಾ ಇತ್ತು. ಅವರು ಒಂದು ಕಾರ್ ತಗೊಂಡದ್ದು ಸಾಲನ ಅವರು ಶ್ರೀಮತಿ ಅವರು ಬರ ಪಿಂಚಣಿಯಲ್ಲಿ ತೀರಿಸಿದ್ರು ಅಂತ ಹೇಳ್ತಾ ಇದ್ರಲ್ಲ, ನಮಗೆ ತುಂಬಾ ಅದು ಬೇಸರವಾಗ್ತಾ ಇತ್ತು. ಅಂತ ಒಬ್ಬರು ಪ್ರಧಾನ ಮಂತ್ರಿ ಆದರೂ ಒಂದು ಒಂದು ಕಾರ್ 14,000 ರೂಪಾಯಿದ ಕಾರ್ಗೆ ಅವರು ಸಾಲ ಮಾಡಿ ಬ್ಯಾಂಕ್ ನಲ್ಲಿ ತಗೊಂಡು ಅದನ್ನ ತೀರ್ಸಕ್ ಆಗದನೆ ಅವರು ಕಾರಣಾಂತರದಿಂದ ಮರಣ ಹೊಂದಿದ್ಮ್ಯಾಗೆ,
0: ಅಂದ್ರೆ ಅವ್ರ ಹತ್ರ ಬರೀ 7,000 ಮಾತ್ರ ಇತ್ತು, 5,000 ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರು.
9: ಖಂಡಿತವಾಗ್ಲು ನಾನು ಯೋಚನೆ ಮಾಡ್ತಾ ಇದ್ದೆ, ಇವತ್ತಿನ ಕಾಲದಾಗ ಅಧಿಕಾರ ಅನ್ನೋದು ಸಿಕ್ಕ್ರೆ ಇಡೀ ಇದನ್ನೇ ಕೊಳ್ಳೆ ಹೊಡೆಯುವಂತ ಕಾಲ. ಅಷ್ಟೊಂದು ನಿಷ್ಠಾವಂತ ಪ್ರಧಾನ ಮಂತ್ರಿ ನಮ್ಮ ಜೀವನದಲ್ಲಿ ಯಾವತ್ತು ನೋಡಕ್ ಆಗೋದಿಲ್ಲ.
0: ನಮ್ಮ ದೇಶದಲ್ಲಿ ಇದ್ರಲ್ಲ ಸರ್, ಅದು ನಮ್ಮೆಲ್ಲರ ಹೆಮ್ಮೆ ಅಲ್ವಾ?
9: ಅದು ಖಂಡಿತವಾಗ ನಮ್ಮ ದೇಶ ನಮ್ಮ ಹೆಮ್ಮೆ ಅಂತ. ನಮ್ಮ ದೇಶದಲ್ಲಿ ಅಂತ ಒಬ್ಬ ನಿಷ್ಠಾವಂತ ಪ್ರಧಾನ ಮಂತ್ರಿ ಇದ್ರು ಅನ್ನೋದೈತಲ್ಲ, ನಾವು ನಿಜಕ್ಕೂ ನಾವು ಅದನ್ನ ತುಂಬಾ ಮೆಚ್ಕೊಳ್ಳೇಬೇಕು. ಯಾಕೆಂದ್ರೆ ಇನ್ನು ಯಾವತ್ತು ಅಂತ ಪ್ರಧಾನ ಮಂತ್ರಿ ನಾವು ಕಾಣಕ್ ಸಾಧ್ಯನೇ ಇಲ್ಲ. ಸುಮಾರು ಅವ್ರು ಎಲ್ಲ ಒಂದು ಏನ್ ರೈತರಿಗೆಲ್ಲ ತುಂಬಾ ಒಂದು ಇದನ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ.
0: ನಿಜ ನಿಜ,
9: ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಈ ಮೂಲಕ ಅವರಿಗೆ ನನ್ನ ಹೃದಯ ಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಮೇಡಮ್.
0: ಖಂಡಿತ ನಮ್ ಕೈಲಿ ಆಗೋದು ಅವ್ರಿಗೆ ಒಂದು ಮನಸಾರೆ ಅಭಿನಂದನೆ ಸಲ್ಲಿಸಬೇಕು, ನಮನವನ್ನ ಸಲ್ಲಿಸಬೇಕು. ಹಾಗೆ ಅವ್ರು ಹಾಕೊಟ್ಟಂತ ಹಾದಿಯಲ್ಲಿ ನಾವೆಲ್ಲರೂ ಸಾಗ್ಬೇಕಾಗಿದೆ ಸರ್.
9: ಆದ್ರೆ ನಮ್ಮ ದೇಶವನ್ನ ಅವ್ರು ಏನು ಉಳಿಸಿರೋ ದೇಶವನ್ನ ನಾವು ಉಳಿಸ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಜವಾಬ್ದಾರಿ
0: ಇದು ನಿಜಕ್ಕೂ ಮುಖ್ಯವಾಗಿ ಬೇಕಾಗಿರುತ್ತೆ ಸರ್.
9: ಖಂಡಿತವಾಗ್ಲೂ ಮೇಡಮ್, ಖಂಡಿತವಾಗ್ಲು
0: ತುಂಬಾ ಚೆನ್ನಾಗಿ ಮಾತಾಡಿದ್ರಿ.
9: ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಾವು ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಸುಮ್ನೆ ಯಾವ್ದೋ ವಿಚಾರಕ್ಕೆ ಮಾತಾಡ್ದಂಗ ಮಾತಾಡಕ್ ಆಗೋದಿಲ್ಲ ಮೇಡಮ್ ಅವ್ರ
0: ಬಗ್ಗೆ. ಹೌದು ಸರ್.
9: ಆಯ್ತು ಮೇಡಮ್, ಒಳ್ಳೆ
0: ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಧನ್ಯವಾದಗಳು ಸರ್ ಕರೆ ಮಾಡಿದ.
9: ಧನ್ಯವಾದಗಳು ಮೇಡಮ್.
0: ಓಕೆ, ಎಸ್ ಚಿಕ್ಕಪ್ಪ ಅವರು ಚೆನ್ನಾಗಿ ಮಾತಾಡಿದ್ರು. ಹಾಗೆ ಅವರು ಹೇಳ್ತಿದ್ರು ಅವ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಆಗಲ್ಲ, ಅವ್ರು ಹಾಕೊಟ್ಟಂತಹ ದಾರಿಲಿ ನಾವು ಸಾಗ್ಬೇಕಾಗಿದೆ ಅಂತ ನಿಜವಾಗ್ಲು. ಯಾಕಪ್ಪ ಅಂದ್ರೆ ಒಬ್ಬ ಬಡ ವಿದ್ಯಾರ್ಥಿ ಒಂದು ದೇಶಕ್ಕೆ ಪ್ರಧಾನ ಮಂತ್ರಿ ಆಗ್ತಾರೆ ಅಂದ್ರೆ ಬಹುಶಃ ಅದನ್ನ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು. ಯಾಕಪ್ಪ ಅಂದ್ರೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬಾನೇ ಬಡತನ, ಇನ್ನು ಆ ಬಡತನದಲ್ಲಿ ಕೂಡ ನಾನು ಓದಬೇಕು ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಹಂಬಲ ಅವರಿಗಿತ್ತು. ಅವರು ತಮ್ಮ ಮನೆಯಿಂದ ಶಾಲೆಗೆ ಹೋಗ್ಬೇಕಾದ್ರೆ ದೋಣಿಯಲ್ಲಿ ಹೋಗ್ಬೇಕಿತ್ತು ಆಯ್ತಾ. ಆದ್ರೆ ದೋಣಿಗೆ ಕೊಡೋದಕ್ಕೆ ದುಡ್ಡು ಇಲ್ದೇ ಇರುವಂತ ಕಾರಣ ತನ್ನ ಪುಸ್ತಕವನ್ನ ತಲೆ ಮೇಲೆ ಇಟ್ಕೊಂಡು ಈಜ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು. ಗಂಗಾ ನದಿಯ ಮುಖಾಂತರ ಈಜ್ಕೊಂಡು ಹೋಗ್ತಾ ಇದ್ರು. ಆ ಕಡೆಯಿಂದ ಬರ್ತಾನೂ ಅದೇ ರೀತಿ, ಪುಸ್ತಕ ಮಾತ್ರ ನೆನೀತಾ ಇರ್ಲಿಲ್ಲ. ಈ ರೀತಿಯ ಒಬ್ಬ ವಿದ್ಯಾರ್ಥಿ ಈಗ ನಾವೆಲ್ಲಾದ್ರೂ ಹುಡುಕ್ಲಿಕ್ಕೆ ಸಾಧ್ಯನಾ? ಬಹುಶಃ ತುಂಬಾ ಕಷ್ಟ ಆಗತ್ತಲ್ವಾ. ಓದ್ಬೇಕು ಅನ್ನೋ ಒಂದು ಹಂಬಲ, ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಒಂದು ಛಲ, ಅದು ಪ್ರಾಮಾಣಿಕ ವ್ಯಕ್ತಿ ಆಗ್ಬೇಕು, ಜೀವನದಲ್ಲಿ ಪ್ರಾಮಾಣಿಕತನವನ್ನ ನಾವು ಬೆಳೆಸ್ಕೋಬೇಕು ಅನ್ನೋಂತ ಹಂಬಲ ಇದೆಯಲ್ಲ, ಅದು ನಿಜಕ್ಕೂ ಶ್ಲಾಘನೀಯವಾದದ್ದು ಅಲ್ವಾ. ಹಾಗಿದ್ರೆ ಶಾಸ್ತ್ರಿಜಿ ಅವ್ರ ಬಗ್ಗೆ ಮಾತಾಡೋಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ ಹಲೋ. ಓಕೆ, ಕರೆ ಕಟ್ಟಾಯಿತು. ಅದಕ್ಕೆ ಹೇಳೋದು, ನೀವು ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ಅಂತ. ಇಲ್ಲಾಂದರೆ ಕರೆ ಮಾಡಿದಾಗ ಕರೆ ಕಟ್ಟಾಗುತ್ತೆ, ಸಾಕಷ್ಟು ಜನ ಟ್ರೈ ಮಾಡ್ತಿರ್ತಾರೆ, ಅವ್ರಿಗೂ ಸಿಗಲ್ಲ ನಿಮಗೂ ಸಿಗಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಕೇಳುವ? ಹಲೋ
10: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರ್. ಓಕೆ, ಹೇಗಿದ್ದೀರಾ ಸರ್? ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಬಗ್ಗೆ ಮಾತಾಡ್ತಿದ್ವಿ.
10: ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮತ್ತು ಗಾಂಧಿ ಜಯಂತಿ ಶುಭಾಶಯಗಳು ಎಲ್ಲ ಕೇಳಿದವರಿಗೆ ಎಲ್ಲ.
0: ಧನ್ಯವಾದಗಳು ಸರ್, ಹೇಳಿ ಸರ್.
10: ಮೊದಲಿಗೆ ನಮ್ಮ ಬಾನು ಎಲ್ಲ ಸೋದರ ಸೋದರಿಗೆ ನನ್ನ ನಮಸ್ಕಾರಗಳು.
0: ನಮಸ್ಕಾರ, ಹೇಳಿ ಸರ್.
10: ಗಾಂಧಿ ಜಯಂತಿ ಶುಭಾಶಯಗಳು. ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಮೇಡಮ್ ಅವರು ತುಂಬಾ ಸರಳ ವ್ಯಕ್ತಿ ಅವರು.
0: ಹೌದು ಸರ್,
10: ತುಂಬಾ ಸರಳವಾಗಿದ್ರು ಅವರು. ಅವರು ನೇರ ನಡು ಸರಳ ನುಡಿ, ನೇರ ನುಡಿ ಎಲ್ಲ ಚೆನ್ನಾಗಿತ್ತು.
0: ಆಮೇಲೆ
10: ಒಂದು ಘೋಷವಾಕ್ಯ ಮಾಡಿದ್ರು, ರೈತರಿಗೋಸ್ಕರ ತುಂಬಾ ಯೋಜನೆಗಳು ಹಾಕೊಂಡ್ರು.
0: ಜೈ ಜವಾನ್ ಜೈ ಕಿಸಾನ್,
10: ಸೈನಿಕರು ಜೈ ಜವಾನ್ ಜೈ ಕಿಸಾನ್ ಅಂತ ಒಂದು ಘೋಷವಾಕ್ಯ ಮಾಡಿದ್ರು.
0: ಅದು
10: ಈಗ್ಲೂ ಅದು ಬಾರಿ ಪ್ರಸ್ತುತವಾಗಿದೆ ಮೇಡಮ್. ಅದು
0: ನಿಜ ನಿಜ ಸರ್.
10: ಮತ್ತೆ ಅವರು ಅವರು ಎಷ್ಟು ಯಾವ್ದಾದ್ರು ಸರ್ಕಾರಿ ದುಂದಿ ವೆಚ್ಚ ಮಾಡಿದ್ರು, ಸರ್ಕಾರಿ ಕಾರು ಹೆಚ್ಚಿಗೆ ಉಪಯೋಗಿಸ್ತಿರಲ್ಲ ಮೇಡಮ್. ಅವ್ರು ಬಹಳ ಸರಳವಾಗಿದ್ರು, ಮತ್ತೆ ಸರ್ಕಾರಿ ಇದು ಅವ್ರು ಸರ್ಕಾರಿ ಕೆಲಸಕ್ಕೆ ಮಾತ್ರ ಉಪಯೋಗಿಸ್ತಿದ್ರು.
0: ಹೌದು,
10: ಇನ್ನ ವೈದ್ಯರ ಕೆಲಸಗಳಿಗೆ ಏನು ಮಾಡ್ತಿರಲ್ಲ. ಮತ್ತೆ ಸರಳ ವ್ಯಕ್ತಿತ್ವ ಅಂದ್ರೆ ಎಷ್ಟಪ್ಪ ಅಂದ್ರೆ ಅವರು ಎಂತ ಗಂಟರು ಕೆಲವರು ಶಾಪಿಂಗ್ ಮಾಡೋದು ದುಡ್ಡು ಕೊಟ್ಬಿಡೋರಂತೆ.
0: ಹೌದು ಹೌದು ಸರ್,
10: ಯಾರ್ದು ಇದಾಗಿ ನಮ್ಮ ವಿಶ್ವೇಶ್ವರ ಇರ್ತಾರ ಅವರು ಹತ್ರ, ಅವ್ರ ಹತ್ರ ಸರಳ ವ್ಯಕ್ತಿತ್ವ ಮತ್ತೆ ಹೆಚ್ಚು ಚೆನ್ನಾಗಿದ್ ಮತ್ತ ಅತ್ಯಂತ ಉತ್ತಮ ಪ್ರಧಾನಿ ಆಗಿದ್ರು ಅವರು. ಪ್ರಧಾನಿ ಅವರು ಇದು ಮಾಡ್ಬೇಕಾದ್ರೆ ಏನು ಆಸ್ತಿ ಮಾಡುತ್ತಿಲ್ವಂತೆ ಮೇಡಮ್.
0: ನಿಜ ಸರ್, ಅವರು ಪ್ರಾಣ ಬಿಟ್ಟಂತ ಸಮಯದಲ್ಲಿ ಅವ್ರ ಜೇಬ್ ಖಾಲಿ ಆಗಿತ್ತು. ಒಬ್ಬ ಪ್ರಧಾನಿ ಜೇಬ್ ಖಾಲಿ ಆಗತ್ತೆ ಅಂದ್ರೆ ಹೇಗ್ ನಾವು ಊಹಿಸೋದು ಅಲ್ವಾ?
10: ಹೌದೌದು, ಆತರ ನಿಸ್ವಾರ್ಥ ಸೇವೆ ಮಾಡೋ ಜನ ಇಲ್ವೇ ಇಲ್ಲ ಅಂತ ಅನ್ಬೋದು ಈಗ.
0: ನಿಜ ನಿಜ ಸರ್.
10: ಹಲೋ,
0: ಹುಡುಕ್ಬೇಕು ದುರ್ಬೀನ್ ಇಟ್ಕೊಂಡು ಎಲ್ಲಿದ್ದಾರೆ ಅಂತ.
10: ದುರ್ಬೀನ್ ಎಲ್ಲ ಏನ್ ಹುಡ್ಕೊಂಡ್ರೆ ಸಿಕ್ಕ, ಅಷ್ಟು ನಿಸ್ವಾರ್ಥ ಸೇವೆ ಮಾಡ್ತಾರಲ್ಲ ಮೇಡಮ್. ಈಗ ಇಂದಿನ ಶಾಸ್ತ್ರಿ ಲಾಭ ಅವರೆಲ್ಲ ಅಷ್ಟೇನೆ, ಅವರು ದೇಶಕ್ಕೋಸ್ಕರ ತನು ಮನ ಧನ ಎಲ್ಲರೂ ಅರ್ಪಿಸಿದ್ರು.
0: ಹೌದು ಹೌದು,
10: ಎಲ್ಲ ಬರೀ ಸ್ವಾಹ ಮಾಡೋದು ಜಾಸ್ತಿ ಆಗಿದೆ. ಹಲೋ,
0: ಹೌದು ಹೌದು ಸರ್,
10: ಉಲ್ಟಾಗಿದೆ. ಅರ್ಪಿತಾ ತಾನೇ?
0: ಹೌದ್ ಸರ್, ನಾನೇ ಮಾತಾಡ್ತಿರೋದು, ಆರ್ ಜೆ ಅರ್ಪಿತಾ
10: ಮಾತಾಡ್ತಿರೋದು.
0: ಸರ್ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತಾರಲ್ವಾ? ಇಲ್ಲ ಇಲ್ಲ, ಫೋನ್ ಚೆನ್ನಾಗಿದೆ, ಎಲ್ರು ಕೂಡ ಪ್ರಯತ್ನ ಪಡ್ತಿರ್ತಾರಲ್ಲ, ಹಾಗಾಗಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
11: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
11: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ?
11: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವಾಗಿದ್ದೀರಾ ಮೇಡಮ್?
0: ನಾನು ಕೂಡ ಚೆನ್ನಾಗಿದ್ದೀನಿ
11: ಮೇಡಮ್. ಯಾಗ
0: ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು.
11: ತಮಗೂ ಕೂಡ ಮೇಡಮ್.
0: ಓಕೆ, ಶಾಸ್ತ್ರಿಜಿ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್?
11: ಇದು ಮೇಡಮ್, ತಂದೆ ಹೆಸರು ಶಾರದಾ ಪ್ರಸಾದ್, ತಾಯಿ ಹೆಸರು ರಾಮಲೋದ ಲಾರಿ ದೇವಿ ಅಂತ ಹೇಳಿ ಮೇಡಮ್. ಇವರ ಜನನ ಬಂದು ಅಕ್ಟೋಬರ್ 2, 1904
0: ಹೌದು.
11: ಮರಣ ಬಂದು January 11, 1966 ಮೇಡಮ್. ಸ್ವಾತಂತ್ರ್ಯಕ್ಕೆ ಎರಡನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 1925 to 1926 ಕಾಶಿ ವಿಶ್ವ ಪೀಠದಲ್ಲಿ ತನ್ನ ವಾರಣಾಸಿಯನ್ನ ಪದವಿಯನ್ನ ಪಡೆದಿದ್ದಾರೆ ಮೇಡಮ್. ಇವರು ತತ್ವಶಾಸ್ತ್ರ ಮತ್ತು ನೈತಿಕ ಶಾಸ್ತ್ರಗಳನ್ನ ಪ್ರಥಮ ದರ್ಜೆಯಲ್ಲಿ ಪದವಿಯಲ್ಲಿ ಮುಗಿಸಿದ್ದಾರೆ ಮೇಡಮ್. ಇವರು
0: ಹೌದು,
11: ಅಲ್ಲಿ ಇವರಿಗೆ ಶಾಸ್ತ್ರಿ ಅನ್ನೋದು ಬಿರುದು ಸಹ ಸಿಕ್ತು ಮೇಡಮ್. ಪಂಡಿತರು ಮತ್ತು ವಿದ್ವಾಂಸರು ಅಂತ ಹೇಳಿ ಇವರಿಗೆ ಇದು ಗೌರವ ತಂದು ಕೊಟ್ಟಂತಹ ಇದು ಮೇಡಮ್.
0: ಖಂಡಿತ ಖಂಡಿತ ಸರ್, ಅದರಲ್ಲೂ ಅವರು ರೈತರಿಗೆ ನೀಡುವಂತಹ ಗೌರವ, ಇನ್ನು ಸೈನಿಕರಿಗೆ ಕೊಡುವಂತಹ ಪ್ರಾಮುಖ್ಯತೆ ಎಷ್ಟು ಮುಖ್ಯವಾದದ್ದು ಅಂದ್ರೆ, ಇಬ್ರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನ ಎತ್ತಿ ಹೇಳಿದ್ರು ಅಲ್ವಾ?
11: ಖಂಡಿತ ಮೇಡಮ್, ಹೌದು.
0: ಸೊ ನಿಜ ಸರ್, ಅವ್ರ ಬಗ್ಗೆ ಮಾತಾಡಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೂ ಕೂಡ.
11: ಹೌದೌದು ಮೇಡಮ್, ಖಂಡಿತ ಮೇಡಮ್.
0: ನೀವು ಕೂಡ ಚೆನ್ನಾಗಿ ಮಾತಾಡಿ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
11: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ.
0: ಎಸ್, ಸುಬ್ರಹ್ಮಣ್ಯ ಸರ್ ಕಾಲ್ ಮಾಡಿದ್ರು, ಅವರು ಕೂಡ ನಮ್ಮ ಶಾಸ್ತ್ರಿಜಿ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅಲ್ವಾ? ಖಂಡಿತವಾಗ್ಲು ನಮ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇವ್ರ ಬಗ್ಗೆ ಎಲ್ಲ ಮಾತಾಡುವಾಗ. ಸರಳತೆ ಹಾಗೆ ಸ್ವಾಭಿಮಾನಕ್ಕೆ ಮತ್ತೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಂತ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾದ ಜೀವನವನ್ನು ಅವರು ನಡೆಸಿದ್ದಾರೆ ಅಲ್ವಾ? ಹಾಗೆ ಇನ್ನು 1965 ಯುದ್ಧದಲ್ಲಿ ತುಂಬಾನೇ ಅವರ ಪಾತ್ರ ಪ್ರಮುಖವಾದದ್ದು. ಯಾಕಪ್ಪ ಅಂದ್ರೆ ಯುದ್ಧ ಅನ್ನೋದು ದೇಶದಲ್ಲಿ ಆಹಾರದ ಧಾನ್ಯದ ಅಭಾವ ಎದುರಾಗುತ್ತೆ. ವಿದೇಶದಿಂದ ಆಹಾರ ಆಮದು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದೇಶವಾಸಿಗಳಲ್ಲಿ ವಾರದಲ್ಲಿ ಒಂದು ದಿನ ಊಟವನ್ನ ತ್ಯಜಿಸೋಕೆ ಮನವಿಯನ್ನ ಮಾಡಿದ್ರು. ಸ್ವತಃ ತಮ್ಮ ಮನೆಯಲ್ಲೇ ಇದನ್ನ ಮೊದಲು ಪಾಲಿಸಿದ್ರು. ನಾನು ಮುಂಚೆನೆ ನಿಮ್ಗೆ ಹೇಳ್ತಿದ್ದೆ, ತಮ್ಮ ಮಕ್ಕಳು ಇದನ್ನ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಒಂದು ಪರೀಕ್ಷಿಸಿದ ನಂತರ ದೇಶದ ಮಕ್ಕಳ ಮೇಲೆ ಈ ಒಂದು ಭಾರವನ್ನ ಹೇರ್ತಾರೆ. ಮದುವೆಯಾಗುವಾಗ ವರದಕ್ಷಿಣೆಯಾಗಿ ಕೇವಲ ಖಾದಿ ಬಟ್ಟೆ ಹಾಗೆ ಚರಕವನ್ನ ಮಾತ್ರ ಪಡ್ಕೊಂಡ್ರು. ಇನ್ನು ರೈಲ್ವೆ ಸಚಿವರಾಗಿದ್ದಾಗ ನಡೆದಂತಹ ಒಂದು ರೈಲು ಅಪಘಾತದಿಂದ ತಾವೇ ಒಂದು ನೈತಿಕ ಹೊಣೆಯನ್ನ ಹೊತ್ತು ತಮ್ಮ ಸಚಿವ ಸ್ಥಾನಕ್ಕೇನೆ ರಾಜೀನಾಮೆ ನೀಡಿದಂತಹ ದಕ್ಷ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಹೌದು ಕೇಳುಗರೆ, ಇಂತಹ ಒಬ್ಬ ನಾಯಕ ನಮ್ಮ ದೇಶ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ ಕೆಳಗುರೆ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಗಾಂಧಿ ಜಯಂತಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಕೂಡ ಪ್ರಸಾರ ಆಗ್ತಾ ಇದೆ. ಹಾಗೆ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಮಾತಾಡುವಂತಹ ಸಮಯ. ನೀವು ಕೂಡ ಇವ್ರ ಬಗ್ಗೆ ಮಾತಾಡ್ಬೋದು. ನಮ್ಮ ದೇಶ ಕಂಡಂತಹ ಮಹಾನ್ ಪ್ರಧಾನ ಮಂತ್ರಿ ಅಂತಾನೆ ಹೇಳ್ಬೋದು. ಅದು ಭಾರತದ 2ನೇ ಪ್ರಧಾನಮಂತ್ರಿ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಗ್ಗೆ ನೀವು ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಬಹುದು ಅಂತ ತಿಳಿಸ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
4: ಹಲೋ, ನಮಸ್ಕಾರ ಮೇಡಮ್.
3: ನಮಸ್ತೆ ಸರ್.
4: ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
3: ಓಕೆ, ಬ್ರಹ್ಮಾನಂದ ರಾನಡೆ ಅವರೇ, ಹೇಗಿದ್ದೀರಾ?
4: ಫೈನ್ ಮೇಡಮ್,
3: ಫೈನ್. ಓಕೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು.
4: ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ಮೇಡಮ್. ಇವತ್ತು ಒಂದು ವಿಶೇಷ ದಿನ.
3: ಖಂಡಿತ ಸರ್.
4: ಸತ್ಯ, ಹಿಂಸೆ, ಭ್ರಾತೃತ್ವ, ಏಕತೆ, ಶಾಂತಿ ಇವನ್ನ ಹೇಳ್ಕೊಟ್ಟಂತ ಗಾಂಧಿ ಅವರು. ಮತ್ತೆ ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಲೋಗನ್ ಅನ್ನ ಹೇಳ್ಕೊಟ್ಟಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರ್ಶ ವ್ಯಕ್ತಿ, ಸಿಂಪಲ್ ವ್ಯಕ್ತಿ, ಅವರ ಒಂದು ಜನ್ಮದಿನ. ಇವತ್ತು ಅದನ್ನ ನಾವೆಲ್ಲರೂ ಆಚರಣೆ ಮಾಡ್ತಾ ಇದೀವಿ. ಗಾಂಧೀಜಿ ಅವರು ಇದು ಶಾಂತಿ

0: ಈ ಪ್ರಕೃತಿಯನ್ನ ಪ್ರೀತಿಸ್ರಿ, ಎಲ್ಲರೂ ಸಹಬಾಳ್ವೆ ಮಾಡಿ ಅಂತ ಹೇಳ್ಕೊಟ್ರು.
1: ಹೌದು,
0: ಇವರು ಇದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಸಿಂಪಲ್ ಜೀವನ ಮಾಡಿ, ಆಮೇಲೆ ಆಹಾರವನ್ನ ವೇಸ್ಟ್ ಮಾಡಬೇಡಿ, ಆಹಾರವನ್ನ ಹಿತಮಿತವಾಗಿ ಬಳಸಿ, ಅದು ಮುಂದೆ ನಮಗೆ ಮತ್ತೆ ಮುಂದೆ ಯೂಸ್ ಆಗತ್ತೆ ಅಂತಕ್ಕಂಥದ್ದನ್ನ ತಿಳಿಸಿಕೊಟ್ರು.
1: ನಿಜ
0: ಅವರ
1: ಸರ್.
0: ಇಬ್ಬರ ಒಂದು ಸಿಂಪ್ಲಿಸಿಟಿ ಜೀವನ ನೋಡಿದ್ರೆ ನಿಜವಾಗ್ಲೂ ಅವ್ರ ತರ ಇರ್ಬೇಕು ಅಂತ ಅನ್ಸುತ್ತೆ.
1: ಹೌದು,
0: ಆದ್ರೆ ನಾವು ಅನ್ಕೊಳ್ತೀವಿ, ಆದ್ರೆ ಈಗಿನ ಒಂದು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದ್ರೆ ಆ ತರ ಇರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಇವಾಗ ಸ್ಪರ್ಧಾತ್ಮಕ ಪ್ರಪಂಚ ಇದೆ, ಅದ್ರೊಳಗೂ ನಾವು ಆದಷ್ಟು ಸಿಂಪಲ್ ಆಗಿರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಯಾರು ಸಿಂಪಲ್ ಆಗಿರ್ತಾರೋ ಅವರಿಗೆ ಚಿಂತೆ ಕಡಿಮೆ ಮೇಡಮ್,
1: ಹೌದು ಸರ್.
0: ನೆಮ್ಮದಿ ಜೀವನ ಮಾಡ್ಬೋದು. ಇವತ್ತು ತುಂಬಾ ಸಂತೋಷ ಅನ್ನಿಸ್ತಿದೆ ನನಗೆ. ಈ ಸಮಯದಲ್ಲಿ ಗಾಂಧಿ ಅವರ ಒಂದು ಪ್ರಿಯವಾದ ಭಜನೆ ನೆನಪಿಗೆ ಬರ್ತಾ ಇದೆ, ಒಂದು 2 ಲೈನ್ ಹೇಳು ಅಂದ್ರೆ ಹೇಳ್ತೀನಿ ಮೇಡಮ್.
1: ಪರವಾಗಿಲ್ಲ ಸರ್, ಮುಂದಿನ ಸರಿ ಹೇಳಿರಂತೆ, ಸರಿನಾ?
0: ಆಯ್ತು ಮೇಡಮ್. ಓಕೆ ಓಕೆ
1: ಓಕೆನಾ?
0: ಓಕೆ ಆಯ್ತು.
1: ಧನ್ಯವಾದಗಳು ಸರ್ ನಿಮ್ಮ ಒಂದು
0: ಥ್ಯಾಂಕ್ ಯು ಮೇಡಮ್.
1: ಕರೆಗಾಗಿ.
0: ಥ್ಯಾಂಕ್ ಯು
1: ಓಕೆ
0: ಸೋ ಮಚ್. ಥ್ಯಾಂಕ್ ಯು.
1: ಯೆಸ್ ಯೆಸ್. ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ,
1: ನಮಸ್ತೆ, ಯಾರಿದು? ಹಲೋ ಹಲೋ. ಓಕೆ, ಕರೆ ಮಾಡಿ ಎಲ್ಲೂ ಕಳೆದೋಗ್ಬೇಡಿ, ಕರೆ ಮಾಡಿದಾಗ ಕಾಲಲ್ಲಿ ಮಾತಾಡಿ, ಓಕೆನಾ? ಯಾಕಪ್ಪಂದ್ರೆ ಯಾವ್ದು ನೋಡ್ತಿದ್ವಿ ತುಂಬ ಕರೆಗಳು ಬರ್ತಾ ಇದೆ, ಒಂದು ಕರೆ ಸಿಕ್ಕಾಗ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ ಅಂದರೆ ಮತ್ತೊಂದು ಕರೆ ಸಿಗೋರಿಗೆ ಬೇಜಾರಾಗುತ್ತಲ್ವಾ? ಹಾಗಾಗಿ ಸೊ ನೀವು ಕರೆ ಮಾಡಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ. ನಮ್ಮ ಸಂಖ್ಯೆ 9686609627. ಸೊ ಸಂಖ್ಯೆ ಮತ್ತೊಮ್ಮೆ 9686609627. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ ಹಲೋ
3: ಮೇಡಮ್.
1: ನಮಸ್ತೆ ಸರ್.
3: ನಮಸ್ತೆ ಮೇಡಮ್. ನೋಡಿ ನಿಮ್ದು ಮೇಡಮ್ ಸ್ವಲ್ಪ ಸ್ಲೋ ಕೇಳ್ತಾ
1: ಇದೆ. ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಹೇಗಿದ್ದೀರಾ ಸರ್?
3: ಮೇಡಮ್ ಆರಾಮಿದ್ದೀವಿ. ಆರಾಮಿದ್ರೆ ಮೇಡಮ್?
1: ನಾನು ಆರಾಮಾಗಿದ್ದೀನಿ
3: ಮೇಡಮ್. ಬೆಳಗ್ಗೆ ಒಂದು ಪ್ರೋಗ್ರಾಮ್ ನಡೆಸ್ಕೊಟ್ರಲ್ಲ ಗಾಂಧೀಜಿ ಬಗ್ಗೆ, ಇದಲ್ಲ ಇದು ಕಾರ್ಮಿಕರ ಬಗ್ಗೆ,
1: ಪೌರ ಕಾರ್ಮಿಕರ ಬಗ್ಗೆ. ಹಾ ಸರ್,
3: ತುಂಬಾ ತುಂಬಾ ತುಂಬಾ ತುಂಬಾ ಚೆನ್ನಾಗಿತ್ತು ಮೇಡಮ್ ಪ್ರೋಗ್ರಾಮ್ ಕೇಳಿದೆ ಮೇಡಮ್ ನಾನು.
1: ಥ್ಯಾಂಕ್ ಯು ಸರ್.
3: ಕಾಲೆಗಳ ಎಳೆ ಬಿಡಿಸಿ ಕಷ್ಟ ಎಷ್ಟೊತ್ತ ಹೇಳ್ಕೊಟ್ರು, ಬಹಳ ಚೆನ್ನಾಗಿತ್ತು ಮೇಡಮ್ ಪ್ರೋಗ್ರಾಮ್ ಕೇಳಿದೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್.
3: ಪರಿಚಯ ಪ್ರೋಗ್ರಾಮ್ ಕೇಳಿದೆ ಮೇಡಮ್.
1: ಓಕೆ ಓಕೆ, ನಿಮ್ಮ ಒಂದು ಪ್ರೋತ್ಸಾಹ ಹೀಗೆ ಇರಲಿ.
3: ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಥ್ಯಾಂಕ್ ಯು
3: ಮೇಡಮ್. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೇಡಮ್ 64 ಮೇಡಮ್ ಪ್ರಧಾನಿ ಆಗಿದ್ದರು.
1: ಹಾ ಸರ್,
3: 60 ಪ್ರಧಾನಿ ಮೇಡಮ್. ಒಂದು ಸರಳ ವ್ಯಕ್ತಿ ನಿಮ್ಮ ಜೈ ಜವಾನ್ ಜೈ ಕಿಸಾನ್ ಅವ್ರದೇ ಅಲ್ಲ ಮೇಡಮ್? ಅದು
1: ಖಂಡಿತ ಸರ್, ಅವ್ರದೇ ಅದು ಸ್ಲೋಗನ್.
3: ಜೈ ಜವಾನ್ ಜೈ ಕಿಸಾನ್ ಮೇಡಮ್, ಅವಳ ಸರಳ ವ್ಯಕ್ತಿ. ಲಾಲ್ ಬಹದ್ದೂರ್ ದೇಶಕ್ಕೆ ಬೇಕಾದಂತ ಒಬ್ಬ ಸ್ವತಂತ್ರ ಹೋರಾಟಗಾರ ಅಂತ ಹೇಳ್ಬೋದು ಮೇಡಮ್ ಅದನ್ನ.
1: ಹೌದು ಸರ್.
3: ಹಂಗಾಗಿ ಮೇಡಮ್ ಅವ್ರ ಬಗ್ಗೆ ಮತ್ತೆ ನಮ್ಮ ಗಾಂಧೀಜಿ ಅವರ ಸತ್ಯ ಅಹಿಂಸೆ ಸರಳತೆ ಮೇಡಮ್, ಇದು ಸ್ವಂತ ಅವರ ಬಟ್ಟೆ ನೀ ಚರಕ ಮಾಡೋದು
1: ನಿಜ ನಿಜ
3: ಇಲ್ಲ, ಅವರಲ್ಲೇ ಕಲಿತಕ್ಕಂತ ಇವೆಲ್ಲ ತತ್ವಗಳು ಮೇಡಮ್, ಅವರ ಕಲಿತಕ್ಕಂತ ತತ್ವಗಳು. ಬಟ್ ಮೇಡಮ್ ಆದ್ರೆ ಈಗಿನ ಜನಗಳು ಯಾರು ಅಳವಡಿಸ್ಕಂತಿಲ್ಲ, ಅದೊಂದು ಸ್ವಲ್ಪ ಅಸಮಾಧಾನ.
1: ಹೌದು ಸರ್.
3: ಎಲ್ಲ ಮೇಡಮ್ ಇದು ದುಡ್ಡಿನ ಆಸಿಂದ ಹಣದ ಆಸಿಂದ ಓಡ್ತದ್ರೆ ಮೇಡಮ್ ಜನ ಈಗ.
1: ನಿಜ ನಿಜ.
3: ಹಂಗಾಗಿ ಇಷ್ಟೇ ಇಷ್ಟು ಮಾಹಿತಿ ಹೇಳ್ಬೋದು.
1: ಓಕೆ ಸರ್, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್.
3: ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್.
1: ಓಕೆ ಯೆಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ
4: ನಮಸ್ಕಾರ.
1: ನಮಸ್ಕಾರ,
4: ನಾನು ಶಿವಮೊಗ್ಗದಿಂದ ವಾಗೇಶ್ ಅಂತ.
1: ನಿಮ್ಮ ಹೆಸರೇನು ಸರ್?
4: ವಾಗೇಶ್.
1: ವಾಗೇಶ್ ಅವ್ರು ಏನ್ ಮಾಡ್ತಿರೋದು?
4: ನಾವು ಈಗ ರಿಟೈರ್ಡ್ ಎಂಪ್ಲಾಯಿ.
1: ರಿಟೈರ್ಡ್ ಎಂಪ್ಲಾಯಿ,
4: ಎಲ್ಲ ಆರಾಮಾಗಿದ್ದೀವಿ.
1: ಸೂಪರ್, ಮನೇಲಿ ಆರಾಮಾಗಿದ್ದೀರಾ? ವಾಗೇಶ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಗೊತ್ತಾಯ್ತು.
1: ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು.
4: ಧನ್ಯವಾದಗಳು ತಮಿಗೂ, ಪ್ರೇಕ್ಷಕ ನಮ್ಮ ವೀಕ್ಷಕರು ಎಲ್ಲರಿಗೂ. ಏನಿಲ್ಲ, ಅವ್ರ ಬಗ್ಗೆ ನೀವು ಕೇಳ್ತಾ ಇದ್ರಿ. ಅವರು ಅವರ ಸ್ನೇಹಿತರು ಒಬ್ರು, ಬಾಪ್ದರು ಒಬ್ರು, ಅವರು ಪ್ರಧಾನಿ ಆದಾಗ ಅವ್ರ ಹತ್ರ ಹೋಗಿ ಒಂದು ಮಗಳು ಮದುವೆಗೆ ಸಹಾಯ ಕೇಳಿದ್ರಂತೆ.
1: ಹೌದು.
4: ಅವಾಗ ಇವರು ಇಲ್ಲಪ್ಪ, ನಾನು ದೇಶ ಆಳೋ ಒಬ್ಬ ಕಾರ್ಮಿಕ ಅಷ್ಟೇ, ನಾನೇನ್ ದುಡ್ಡು ಮಾಡಿಲ್ಲ, ನನ್ನ ಹತ್ರ ಏನು ಇಲ್ಲ ಅಂತ. ಅವಾಗ ಅವರು ಸ್ನೇಹಿತರು, ಏನಪ್ಪ ಪ್ರಧಾನಿ ಆಗಿದ್ಯಾ ನೀನು ಹಿಂಗನ್ಬಿಟ್ಟೆಲ್ಲ, ಆಯ್ತು ಬಿಡು ಮನೆಗೆ ಹೋಗಿ ನಿಮ್ಮ ಮನೆಯವ್ರಿಗೆ ಕೇಳ್ತೀನಿ. ಕೇಳಪ್ಪ ನನ್ಗೇನು, ಮನೆಗೆ ಹೋಗಿ ಹೇಳಿದ್ರ, ನೋಡಮ್ಮ ನಿನ್ನ ಗಂಡನ್ ಕೇಳಿದ್ರೆ ಇಲ್ಲ ಅಂದ, ದಯವಿಟ್ಟು ನೀನಾರು ಏನೋ ನನಗೆ ಸಹಕಾರ ಕೊಡು. ಪಾಪ ಅವರು ಕೂಡ್ಸಿಟ್ಟಿದ್ದ ದುಡ್ಡಲ್ಲಿ ಒಂದು 4,000 ರೂಪಾಯಿನೋ 5,000 ಇತ್ತಂತೆ.
1: ಹೌದು ಸರ್, ಒಂದು 5,000 ಕೊಟ್ಟಿದ್ರು.
4: ಅದು ಹೇಳೇ ಬಿಟ್ಟಂತ ನೋಡೋ, ನೀನ್ ಕೇಳಿದ್ರೆ ಕೊಡ್ಲಿಲ್ಲ, ನಿಮ್ ಮನೆ ಕೊಟ್ರು. ಅವಾಗ ಕೇಳಿದ್ರಂತೆ, ನಿನಗೆ ಎಲ್ಲಿಂದ ಬಂತು? ನೀವು ಬರೋ ಸಂಬಳದಲ್ಲಿ 25 ರೂಪಾಯಿ ಉಳಿತಿತ್ತು ಖರ್ಚಿಗೆ, ಅದನ್ನ ನಾನು ಕೂಡಿಸಿಟ್ಟಿದ್ದು. ಅವತ್ತೇ ಆರ್ಡರ್ ಮಾಡಿದ್ರಂತ ಅವ್ರ ಸೆಕ್ರೆಟರಿ ಕರೆದು, ನನಗೆ 25 ರೂಪಾಯಿ ಸಂಬಳ ಕಡಿಮೆ ಮಾಡಕ್ ಹೇಳು.
1: ನಿಜ ನಿಜ ಸರ್, ಈ ಮಾತನ್ನ ಕೇಳಿದೀನಿ.
4: ಕೇಳಿದಿರಲ್ಲ?
1: ಹೌದು.
4: ಅದು ನಮ್ಮ ವೀಕ್ಷಕರ ಎಲ್ರಿಗೂ
1: ನೋಡಿ, ಎಂತ ಪ್ರಾಮಾಣಿಕವಾದಂತ ವ್ಯಕ್ತಿ ಅಲ್ವಾ. ಈಗಿನ ಕಾಲದಲ್ಲಿ ಯಾರು ಸರ್ ಸಂಬಳ ನನಗೆ ಜಾಸ್ತಿ ಆಗ್ತಿದೆ ಬೇಡ ಅಂತ ವಾಪಸ್ ಕೊಡ್ತಾರೆ? ಇನ್ನೂ ಬೇಕು ಮತ್ತೂ ಬೇಕು ಅಂತೀವಿ. ಎಷ್ಟು ಸಂಬಳ ಕೊಟ್ರು ಸಾಲಲ್ಲ,
4: ಸಾಲಲ್ಲ. ಎಷ್ಟು ಡಿ ಎ ಕೊಟ್ರು ನಮಗೆ ಇನ್ನೂ ಬೇಕು ಅಂತ ಸ್ಟ್ರೈಕ್ ಮಾಡ್ತಾರೋ ಹೊರತು, ಸಂಸ್ಥೆ ದೇಶ ಅಧೋಗತಿ ಬರ್ತಾ ಇದೆ, ಸಹಕಾರ ಕೊಡ್ಬೇಕು ಅನ್ನೋ ಮನೋಭಾವ ಯಾರಲ್ಲೂ ಇಲ್ಲ.
1: ಅದಕ್ಕೆ ನಾನು ಆಗ್ಲಿಂದ ಹೇಳ್ತಾ ಇದ್ದೆ, ಇಂಥವ್ರ ಒಂದು ಹಾದಿ ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿರುತ್ತೆ ಅಂತ.
4: ನೆನ್ಸ್ಕೋಬೇಕಾದ್ದು ಪಾಲಿಸಬೇಕಾದ್ದು ಬಹಳ ಇದೆ.
1: ನಿಜ ನಿಜ ಸರ್,
4: ಒಳ್ಳೆ ವಿಚಾರ ಕೊಟ್ಟಿದ್ರಿ. ಹಿಂಗಾರು ನಮ್ ಜನ ಒಂಚೂರು ಬದಲಾಗ್ಲಿ.
1: ನಿಜ ಸರ್, ನೀವು ಕೂಡ ಚಂದ ಮಾತಾಡಿದ್ರಿ. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯಗಳಿಗಾಗಿ. ವಾಗಿ ಸರ್ ಕರೆ ಮಾಡಿದ್ರು, ಹಾಗೆ ಶಾಸ್ತ್ರಿಜಿಯವರ ಜೀವನದಲ್ಲಿ ನಡೆದಂಥ ಒಂದು ಘಟನೆಯನ್ನು ಕೂಡ ವಿವರಣೆ ನೀಡಿದ್ರು. ಶಿವಶರಣ್ ಸರ್ ಕೂಡ ಈ ಒಂದು ಮಾತನ್ನು ಹೇಳಿದ್ರು. ಸೊ ಎಲ್ಲರೂ ಕೂಡ ಅವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ವ್ಯಕ್ತಿ ಎಂಥ ಒಬ್ಬ ದೊಡ್ಡ ವ್ಯಕ್ತಿ ಆಗಿರ್ಬೋದು ಅಲ್ವಾ? ಖಂಡಿತವಾಗ್ಲೂ. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ.
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ.
2: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್ ಅಂತ.
1: ಓಕೆ, ಶಾಂತಾ ಮೇಡಮ್ ಅವರು ಹೇಗಿದ್ದೀರಾ?
2: ಹಾ, ಇಬ್ರು ಮಹಾನ್ ವ್ಯಕ್ತಿಗಳ ಇವತ್ತು ಜನ್ಮ ಜಯಂತಿ, ಹೃದಯಪೂರ್ವಕ ನಮನಗಳು. ಆಮೇಲೆ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದ ಲಾಲ್ ಬಹದ್ದೂರ್ ಕಾಲೇಜ್ ಇದೆಯಲ್ಲ, ಅದನ್ನ ಓಪನಿಂಗ್ ಬಂದಿದ್ರು. ಅವಾಗ ನಾವು ಚಿಕ್ಕವಳಿದ್ವಿ.
1: ಸೂಪರ್ ಸೂಪರ್.
2: ಅವಾಗ ಅವ್ರ ಕುಟುಂಬ ಸಮೇತ ಬಂದಾಗ ನೋಡಿದ್ ಇನ್ನೂ ನೆನಪಿದೆ.
1: ನೀವು ಅವ್ರನ್ನ ನೋಡಿದಿರಾ?
2: ಚಿಕ್ಕದ ಆದ್ರೂ ಕೀರ್ತಿ ದೊಡ್ಡದು ಅಂತ.
1: ಅಲ್ಲ, ಶಾಸ್ತ್ರಿಜಿ ಅವ್ರನ್ನ ನೀವು ನೋಡಿದಿರಾ? ಅಲ್ಲ, ಶಾಸ್ತ್ರಿಜಿ ಅವರ ನೋಡಿದಂತ ನಿಮ್ ಒಟ್ಟಿಗೆ ನಾನು ಮಾತಾಡ್ತಿದ್ದೀನಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ.
2: ಅದಕ್ಕೆ ಬಂದಿದ್ವಿ. ನಮ್ಮ ನಾನ್ ಚಿಕ್ಕವಳಿದ್ದೆ, ಅಮ್ಮ ಎಲ್ಲ ಕರ್ಕೊಂಡು, ನಮ್ ಕುಟುಂಬ ಸಮೇತ, ನಮ್ ತಂದೆ ತಾಯಿ ಎಲ್ಲ ಹೋಗಿದ್ವಿ. ತುಂಬಾ ಜನ ಇದ್ರು. ಅವ್ರವ್ರ ನೋಡಿದ್ ನೆನಪು ಬರುತ್ತೆ ಸರ್, ಜನ್ಮದಿನ ಬಂದ ತಕ್ಷಣ. ನಾವೆಲ್ಲ ಅದೃಷ್ಟವಂತರ ಅಂತ, ಮಹಾನ್.
1: ಖಂಡಿತವಾಗ್ಲೂ ಅದೃಷ್ಟ
2: ಪಡ್ಕೊಂಡಿದ್ವಿ ಅಂತ.
1: ಯಾಕಂದ್ರೆ ನಮ್ಗೆ ಅವ್ರ ಬಗ್ಗೆ ಮಾತಾಡುವಾಗ, ಅವ್ರ ಬಗ್ಗೆ ಕೇಳ್ದಾಗ ಎಷ್ಟು ಮೈ ಜುಮ್ ಅನ್ಸುತ್ತೆ. ಅಂತ ವ್ಯಕ್ತಿ ನೀವು ನೋಡಿದಿರಾ ಅಂದ್ರೆ ನಿಜಕ್ಕೂ ಅದೃಷ್ಟವಂತ.
2: ನೋಡಿದ್ವಿ ಸರ್, ನೋಡಿದ್ವಿ ಎಲ್ಲ. ಮೂರ್ತಿ ಅವ್ರ ಚಿಕ್ಕದಾದ್ರೂ ಅವ್ರ ಕೀರ್ತಿ ಸರಳತೆ ಎಲ್ಲರಿಗೂ ದಾರಿದೀಪ.
1: ಹೌದು ಹೌದು.
2: ಧನ್ಯವಾದಗಳು.
1: ಧನ್ಯವಾದಗಳು ನಿಮ್ಮ ಒಂದು ಸವಿ ನೆನಪನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕಾಗಿ
2: ಧನ್ಯವಾದ.
1: ಓಕೆ, ಎಸ್. ಶಾಂತಾ ಮ್ಯಾಮ್ ಕರೆ ಮಾಡಿದ್ರು ನೋಡಿ, ಅವರು ಸ್ವತಃ ನಮ್ಮ ಶಾಸ್ತ್ರಿಜಿ ಅವ್ರನ್ನ ನೋಡಿದ್ರಂತೆ ಚಿಕ್ಕವರಿದ್ದಾಗ. ಎಷ್ಟು ಪುಣ್ಯವಂತರಿರ್ಬೇಕು. ಸೊ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಶಾಸ್ತ್ರಿಜಿ ಅವ್ರ ಬಗ್ಗೆ ಮಾತಾಡುವಾಗ ಸಾಕಷ್ಟು ವಿಷಯಗಳಿದೆ, ಮಾತುಗಳೇ ಮುಗಿತಲ್ಲ, ಅಷ್ಟು ವಿಚಾರಗಳಿದೆ. ಇನ್ನು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲದ ವಿಷಯ ಏನಪ್ಪ ಅಂದ್ರೆ, ಭಾರತದಲ್ಲಿ ಹಾಲಿನ ಅಭಾವ ನೀಗಿಸೋಕೆ ಅಮೂಲ್ ಮಾದರಿಯನ್ನ ದೇಶಾದ್ಯಂತ ಪಸರಿಸೋಕೆ ಕಾರಣವಾದವರು ಶಾಸ್ತ್ರಿಜಿಯವರು. ಹೌದು, ಗುಜರಾತ್ನ ಆನಂದ್ಗೆ ಭೇಟಿ ನೀಡಿದಾಗ ಯಾವುದೇ ಒಂದು ಪ್ರೋಟೋಕಾಲ್ ಇಲ್ಲದೆ ಸಾಮಾನ್ಯ ರೈತರೊಂದಿಗೆ ರಾತ್ರಿ ದಿನ ತಂಗಿ, ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ತಂಗಿ, ಅವರಿಂದ ಹಾಲಿನ ಸಹಕಾರ ಸಂಘದ ಯಶಸ್ಸನ್ನು ತಿಳಿದುಕೊಂಡ್ರು. ನಂತರ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಅಂದ್ರೆ ಎನ್ಡಿಡಿಬಿ ಸ್ಥಾಪನೆಗೆ ಕಾರಣವಾದ್ರು. ದೇಶದಲ್ಲಿ ಆಹಾರ ಸ್ವಾವಲಂಬನೆ ತರೋಕೆ ವಿಜ್ಞಾನಿ ಎಂಎಸ್ ಸ್ವಾಮಿನಾಥನ್ ಅವರೊಂದಿಗೆ ಸೇರಿ ಆಧುನಿಕ ಕೃಷಿ ಪದ್ಧತಿ ಹಾಗೆ ಸುಧಾರಿತ ತಳಿಗಳ ಬಳಕೆಗೆ ನಾಂದಿ ಹಾಡಿದ್ರು. ಜೈ ಕಿಸಾನ್ ಅನ್ನೋದರ ಬರೀ ಘೋಷಣೆಯಾಗಿರದೆ ಕೃಷಿ ಕ್ಷೇತ್ರಕ್ಕೆ ಹೊಸ ಶಕ್ತಿಯನ್ನ ತಂದುಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅಲ್ವಾ? ಎಷ್ಟೊಂದು ಕೆಲಸಗಳನ್ನ ಮಾಡಿದರೆ ಅವರು ತಮ್ಮ ಕಾರ್ಯವನ್ನ ಮಾಡಿದಂಥದ್ದು ಕೆಲವು ಅವಧಿಯಲ್ಲಿ ಮಾತ್ರ. ಆದರೆ ಆ ಅವಧಿಯನ್ನು ಅಚ್ಚುಗಟ್ಟಾಗಿ ನಿಭಾಯಿಸಿದ್ರು, ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ತಂದುಕೊಟ್ರು, ಹೊಸ ಕಾನ್ಸೆಪ್ಟ್ಗಳನ್ನ ತಂದುಕೊಟ್ರು. ನಾವೀಗ ನಮಗೊಂದು ಬಟ್ಟೆ ಹರಿದ್ರೆ ಅಥವಾ ಹಳೇದಾದರೆ ತಕ್ಷಣ ಬ್ರ್ಯಾಂಡೆಡ್ ಶಾಪಿಂಗ್ಗೆ ಓಪನ್ ಮಾಡ್ತೀವಿ, ಅಲ್ಲಿಗೆ ಹೋಗ್ತೀವಿ. ಆದರೆ ದೇಶದ ಪ್ರಧಾನಿಯಾಗಿದ್ದಂಥ ಶಾಸ್ತ್ರಿಜಿ ಹರಿದ ಕುರ್ತಾವನ್ನು ಹೊಲಿದು ಒಳ ಕಾಣದಂತೆ ಧರಿಸ್ತಾ ಇದ್ರು. ಅಂತಹ ಸರಳತೆ ಶಾಸ್ತ್ರಿಜಿಯವ್ರದ್ದು. ಈ ರೀತಿಯ ಬದುಕೋದು ತುಂಬಾ ಕಷ್ಟ ಅಲ್ವಾ? ನಿಜವಾಗ್ಲೂ ತುಂಬಾ ಕಷ್ಟ. ಅಂಥ ವ್ಯಕ್ತಿಯನ್ನ ನಮ್ಮ ದೇಶದಲ್ಲಿ ನಾವು ತಂದಿದ್ದು ಅಂದರೆ, ಅವರು ನಮ್ಮ ದೇಶಕ್ಕೆ ಎರಡನೇ ಪ್ರಧಾನ ಮಂತ್ರಿ ಆಗಿದ್ದು ನಮ್ಮೆಲ್ಲರ ಸೌಭಾಗ್ಯವೇ. ಸರಿ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರಿಜಿಯವರ ಬಗ್ಗೆ ಮಾತಾಡೋಕೆ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಕೊಟ್ಟಂತ ಕ್ಷಣ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಅಂತಾನೆ ಹೇಳ್ಬೋದು ನಮ್ಮ ಶಾಸ್ತ್ರಿಜಿಯವರು. ಇನ್ನು ನೀವು ಕೂಡ ಸಾಕಷ್ಟು ಜನ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮ್ಮ ಶಾಸ್ತ್ರಿಜಿ ಅವರು 17 ತಿಂಗಳಷ್ಟೇ ಪ್ರಧಾನಿಯಾಗಿದ್ದು ಶಾಸ್ತ್ರಿಜಿ 17 ವರ್ಷ ಪ್ರಧಾನಿಯಾಗಿದ್ದಂತ ನೆಹರು ಅನ್ನ ಜನಪ್ರಿಯತೆಯನ್ನೇ ಮೀರಿಸಿದ್ರು ಅಂತ ಒಬ್ಬ ವ್ಯಕ್ತಿ ಶಾಸ್ತ್ರಿಜಿ ಅವರು. ಹಾಗಿದ್ರೆ ಕೇಳಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಮತ್ತೊಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಹಾಗೂ ಗಾಂಧಿ ಜಯಂತಿಯ ಶುಭಾಶಯನ ಕೋರ್ತಾ ಅವರ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ, ಸರಳ ಜೀವನವನ್ನ ನಡೆಸೋಣ, ಪ್ರಾಮಾಣಿಕತೆಯಿಂದ ಜೀವನವನ್ನ ಸಾಗಿಸೋಣ ಅಂತ ತಿಳಿಸ್ತೀನಿ. ಹಾಗಾದ್ಮೇಲೆ ನಾನು ಹೋಗಿ ಬರ್ತೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೆ ಈಗಲೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ, ಶಾಸ್ತ್ರಿಜಿ ಕುರಿತು ಹಾಗೆ ಗಾಂಧೀಜಿ ಕುರಿತು. ಆ ಕಾರ್ಯಕ್ರಮಗಳನ್ನ ತಪ್ಪದೇ ಕೇಳಿ, ಸರಿನಾ? ಹಾಗಾದ್ಮೇಲೆ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಓ ದೇವರ

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
0: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಡ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಡ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
0: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904249683. ಸಂಖ್ಯೆ ಮತ್ತೊಮ್ಮೆ 8904249683.
8: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಇದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ತಾವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ನಗರದ ಹೊರವಲಯದ ಸೋಗಾನೆ ವಿಮಾನ ನಿಲ್ದಾಣಕ್ಕಾಗಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಮೀನು ಕಳೆದುಕೊಂಡಿರುವ ರೈತರು ಹಾಗೂ ಭೂಮಾಲೀಕರಿಗೆ ನಿಯಮಾನುಸಾರ ಸೂಕ್ತ ಪರಿಹಾರ ಒದಗಿಸುವ ಕುರಿತು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅವರು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಅವರೊಂದಿಗೆ ಸಭೆ ನಡೆಸಿದರು. ಜಮೀನು ಕಳೆದುಕೊಂಡಿರುವ ರೈತರು ಹಾಗೂ ಭೂಮಾಲೀಕರಿಗೆ ಸರ್ಕಾರದ ನಿಯಮಾನುಸಾರ ದೊರೆಯಬೇಕಾದ ಪರಿಹಾರವನ್ನ ವಿಳಂಬವಿಲ್ಲದೆ ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಶಾಸಕರು ಅಧಿಕಾರಿಗಳ ಗಮನ ಸೆಳೆದರು. ಭೂಸ್ವಾಧೀನಕ್ಕೆ ಸಂಬಂಧಿಸಿದ ದಾಖಲೆಗಳು, ಪರಿಹಾರ ಮೊತ್ತದ ನಿರ್ಧಾರ, ಬಾಕಿ ಇರುವ ಪ್ರಕರಣಗಳು ಹಾಗೂ ಫಲಾನುಭವಿಗಳಿಗೆ ಪರಿಹಾರ ತಲುಪಿಸುವ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ವಿಮಾನ ನಿಲ್ದಾಣದಂತಹ ಅಭಿವೃದ್ಧಿ ಯೋಜನೆಗಳು ಜಿಲ್ಲೆಯ ಪ್ರಗತಿಗೆ ಅಗತ್ಯವಾಗಿದ್ದರೂ ಅಭಿವೃದ್ಧಿಗಾಗಿ ತಮ್ಮ ಜಮೀನು ಕಳೆದುಕೊಂಡಿರುವ ರೈತರು ಹಾಗೂ ಕುಟುಂಬಗಳ ಹಿತಾಸಕ್ತಿಯನ್ನ ಸರ್ಕಾರ ಕಾಪಾಡಬೇಕು, ಅವರಿಗೆ ನ್ಯಾಯಸಮ್ಮತ ಹಾಗೂ ನಿಯಮಾನುಸಾರ ಪರಿಹಾರ ದೊರೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮುಂದಿನ ವಿವರ. ಹಿರಿಯರು ನಮ್ಮ ಭವಿಷ್ಯದ ಭದ್ರತೆಗೆ ಬುನಾದಿ ಹಾಕಿದವರು. ಹಿರಿಯರಿದ್ದರೆ ಮಾತ್ರ ಕುಟುಂಬಕ್ಕೆ ಪೂರ್ಣತೆ, ಅವರನ್ನ ಗೌರವಿಸುವುದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ ಎಂದು ಶಾಸಕ SN ಚನ್ನಬಸಪ್ಪ ಹೇಳಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ 2026 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿರಿಯರ ಜೊತೆ ಮಕ್ಕಳು ಬೆಳೆಯುವ ವಾತಾವರಣ ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ. ಆದರೆ ಹಿರಿಯರ ಒಡನಾಟದಲ್ಲಿ ಬೆಳೆಯುವ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಉತ್ತಮ ಸಂಸ್ಕಾರ, ಜೀವನಾನುಭವ ಹಾಗೂ ಮಾರ್ಗದರ್ಶನ ದೊರೆಯುತ್ತದೆ. ತಾತ ಅಜ್ಜಿಯರು ಮಕ್ಕಳನ್ನ ದೇವಸ್ಥಾನಗಳು, ಶುಭ ಸಮಾರಂಭಗಳು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಕೊರೆದೊಯ್ಯುವ ಮೂಲಕ ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೆ ಧಾರೆ ಎರೆಯುತ್ತಾರೆ ಎಂದು ಹೇಳಿದರು. ಮುಂದಿನ ವಿವರ. ತ್ಯಾವರೆ ಚಟ್ನಹಳ್ಳಿ ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ 3/10/2026 ತ್ರೈಮಾಸಿಕ ನಿರ್ವಹಣಾ ಕಾಮಗಾರಿ ಇರುವುದರಿಂದ ನಗರದ ಪ್ರದೇಶಗಳಲ್ಲಿ ಬೆಳಿಗ್ಗೆ 9:30 ಸಾಯಂಕಾಲ 5:30 ವಿದ್ಯುತ್ ವ್ಯತ್ಯಯವಾಗಲಿದೆ. ಕುವೆಂಪು ನಗರ, ಎನ್ಇಎಸ್ ಬಡಾವಣೆ, ಶಿವಬಸವನಗರ, ವೀರಭದ್ರೇಶ್ವರ ಬಡಾವಣೆ, ಇಂದಿರಾಗಾಂಧಿ ಬಡಾವಣೆ, ಜ್ಯೋತಿನಗರ, ಸೂಡಾ ಬಡಾವಣೆ, JNNC ಕಾಲೇಜು, ಪರ್ಫೆಕ್ಟ್ ಅಲಾಯಿ ಫ್ಯಾಕ್ಟರಿ, ರೆಡ್ಡಿ ಬಡಾವಣೆ, ಬೊಮ್ಮನಕಟ್ಟೆ ಎನಿಂದ ಎಚ್ ಬ್ಲಾಕ್ ವರೆಗೆ ಹಳೆಯ ಬೊಮ್ಮನಕಟ್ಟೆ, ವಿನಾಯಕ ಬಡಾವಣೆ, ದೇವಂಗಿ 1ನೇ ಹಂತದ ಬಡಾವಣೆ, ಹೊನ್ನಾಳಿ ರಸ್ತೆ, ರಾಯಲ್ ಬಡಾವಣೆ, ಅನೂಪ್ ಪಾಟೀಲ್ ಬಡಾವಣೆ, ಶಾಂತಿನಗರ, ಪೆಬಲ್ಸ್ ಅಪಾರ್ಟ್ಮೆಂಟ್, ರಾಗಿಗುಡ್ಡ, ವಡ್ಡರಹಟ್ಟಿ, ದೇವಂಗಿ ತೋಟ, ವಿಜಯಲಕ್ಷ್ಮಿ ರೈಸ್ ಮಿಲ್, ತಾವರೆ ಚಟ್ನಹಳ್ಳಿ, ಯುಜಿಡಿ ಪ್ಲಾಂಟ್, ಗುಂಡಪ್ಪ ಶೆಡ್, ಸವಳಂಗ ರಸ್ತೆ, ತ್ಯಾವರೆಹಳ್ಳಿ ಯುಜಿಡಿ, ಶೇಷಾದ್ರಿಪುರಂ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಲ್, ತ್ರಿಮೂರ್ತಿ ನಗರ, ನವುಲೆ ಅಶ್ವಥನಗರ, ಎಲ್ಬಿಎಸ್ ನಗರ, ಕೀರ್ತಿ ನಗರ, ಬಸವೇಶ್ವರ ನಗರ, ಕೃಷಿನಗರ, ತರಳಬಾಳು ಬಡಾವಣೆ, ಸೇವಾಲಾಲ್ ನಗರ, ಡಾಲರ್ಸ್ ಕಾಲನಿ, ಪವನಶ್ರೀ ಬಡಾವಣೆ, ಮಲ್ಲೇಶ್ವರ ನಗರ, ಗುಂಡಪ್ಪ ಶೆಡ್, ಶಂಕರಮಠ ರಸ್ತೆ, ಜಯದೇವ ರೈಸ್ ಮಿಲ್, ಶಂಕರ ಕಾಲನಿ, ಮಲ್ಲಿಕಾರ್ಜುನ ನಗರ, ಶೇಷಾದ್ರಿಪುರಂ, ಶಂಕರಮಠದ ಹಿಂಭಾಗದ ರಸ್ತೆ, ಮಲ್ಲೇಶ್ವರಂ ನಗರ, ರಾಮರಾವ್ ಲೇಔಟ್, ನ್ಯಾಷನಲ್ ಪಬ್ಲಿಕ್ ಶಾಲೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ವಿವರ. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರಲು ಸಾಧ್ಯವಾಗುವುದರಿಂದ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದರು. ಶಿಕಾರಿಪುರ ಪಟ್ಟಣದ ಅಕ್ಷರ ರೆಸಿಡೆನ್ಸಿಯಲ್ ಸ್ಕೂಲ್ ಸಹಯೋಗದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ 17 ವರ್ಷದ ಒಳಗಿನ ಬಾಲಕ ಬಾಲಕಿಯರ ವಾಲಿಬಾಲ್, ಕಬಡ್ಡಿ ಹಾಗೂ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ. ಕ್ರೀಡಾ ಸ್ಫೂರ್ತಿಯನ್ನ ಜೀವನದಲ್ಲಿಯೂ ಅಳವಡಿಸಿಕೊಂಡರೆ ಸೋಲು ಮತ್ತು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಬಹುದು ಎಂದು ತಿಳಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳದಾಯಿರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಕೆ ಬಾಲಚಂದ್ರ. ಗಣಕೀಕೃತ ಹಾಗೂ ಕೌಶಲ್ಯಾಧಾರಿತ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪೂರಕವಾಗುವ ಶಿಕ್ಷಣ ನೀಡಬೇಕು ಎಂದು ಪ್ರಾದೇಶಿಕ ಜಂಟಿ ನಿರ್ದೇಶಕ ಪ್ರೊಫೆಸರ್ ಕೇಶವ್ ಅವರು ತಿಳಿಸಿದರು. ನಗರದ ಬಿಎಚ್ ರಸ್ತೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕರ ಸಂಘ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಹಯೋಗದಲ್ಲಿ ಅರ್ಥಶಾಸ್ತ್ರದ ವಿಷಯದ ಪಠ್ಯಕ್ರಮ ಆಧಾರಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಂಗನಾಥ ರಾವ್ ಕರಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕುವೆಂಪು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ವಿವಿಧ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ಪ್ರಾಧ್ಯಾಪಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ದೇಶಕರು ಹಾಗೂ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಭಾಗವಹಿಸಿದ್ದರು. ಮುಂದಿನ ವಿವರ. ಐಡಿಯಲ್ ಪ್ಲೇ ಅಬಾಕಸ್ ವತಿಯಿಂದ ಸೆಪ್ಟೆಂಬರ್ 20 ಉಡುಪಿ ಜಿಲ್ಲೆಯ ಕೋಟೇಶ್ವರದ ಯುಎ ಮರಡಿಯನ್ ಹಾಲ್ನಲ್ಲಿ ರಾಜ್ಯ ಮಟ್ಟದ ಅಬಾಕಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಶಿವಮೊಗ್ಗದ ಐಡಿಯಲ್ ಪ್ಲೇ ಅಬಾಕಸ್ ಕಾಶಿಪುರ ಕೇಂದ್ರದಿಂದ 55 ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ವಿವಿಧ ಬಹುಮಾನಗಳನ್ನು ಪಡೆದು ಕೇಂದ್ರಕ್ಕೆ ಕೀರ್ತಿ ತಂದಿದ್ದಾರೆ. ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಫ್ರೆಂಚೈಸಿ ದೀಪಾ ಉಮೇಶ್ ಅವರು ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿಗಳ ಸಾಧನೆಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ರಂಗಾಯಣದಲ್ಲಿ ರೆಪರ್ಟರಿಗೆ 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 2 ಮಹಿಳಾ ಕಲಾವಿದರು ಮತ್ತು 2 ಪುರುಷ ಕಲಾವಿದರನ್ನ ಹಾಗೂ 1 ಸಂಗೀತ ಸಂಯೋಜಕರು ಪಕ್ಕವಾದ್ಯಗಾರರನ್ನ ನೇಮಕ ಮಾಡಿಕೊಳ್ಳಲು ಆಸಕ್ತರಿಂದ ಅರ್ಜಿಗಳನ್ನ ಕರೆಯಲಾಗಿದೆ. ಕಲಾವಿದರ ನೇಮಕದ ನಿಬಂಧನೆಗಳು, ಆಯ್ಕೆಯಾದ ಕಲಾವಿದರು ರೆಬರ್ಟಿಯ ಭಾಗವಾಗಿದ್ದು ರಂಗ ಶಿಕ್ಷಣದ ಎಲ್ಲ ವಿಭಾಗಗಳಲ್ಲಿ ತರಬೇತಿ ಪಡೆಯುವುದರ ಜೊತೆಗೆ ಅಭಿನಯದ ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಈ ನೇಮಕ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು 1 ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇರುತ್ತದೆ. ಆಯ್ಕೆಯಾದ ಕಲಾವಿದರಿಗೆ ಮೊದಲನೆಯ ವರ್ಷ ಮಾಸಿಕ 18,000, ಈಗಾಗಲೇ ರಂಗಾಯಣದಲ್ಲಿ ಕಲಾವಿದರಾಗಿ ಕಾರ್ಯನಿರ್ವಹಿಸಿದವರಿಗೆ ಮಾಸಿಕ 20,000 ರುಗಳನ್ನು ಸಂಚಿತ ವೇತನವಾಗಿ ನಿಯಮಾನುಸಾರ ನೀಡಲಾಗುವುದು. ಇತರೆ ಯಾವುದೇ ಭತ್ತೆಗಳನ್ನು ನೀಡುವುದಿಲ್ಲ. ಊಟ ಮತ್ತು ವಸತಿ ವ್ಯವಸ್ಥೆಯನ್ನ ಕಲಾವಿದರೇ ಮಾಡಿಕೊಳ್ಳಬೇಕು. ಮುಂದಿನ ವಿವರ. ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಶಿವಮೊಗ್ಗದ ವತಿಯಿಂದ ಸ್ವಚ್ಛತಾ ಸೇವಾ ಅಭಿಯಾನದಡಿ ಕಾಶಿಪುರದ ಡಿವಿಜಿ ಪಾರ್ಕ್ ಅನ್ನ ಸ್ವಚ್ಛಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾದೇಶಿಕ ವ್ಯವಸ್ಥಾಪಕ ಸಂಜೀವ್ ಕುಮಾರ್, ಪ್ರಕೃತಿಯು ನಮ್ಮ ತಾಯಿ ಇದ್ದಂತೆ ಮಕ್ಕಳಾದ ನಾವು ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ. ಪ್ರಕೃತಿ ನಮಗೆ ಗಾಳಿ, ಬೆಳಕು, ನೀರು, ಆಹಾರ ಎಲ್ಲವನ್ನ ನೀಡಿದೆ. ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ಕಸವನ್ನು ಎಲ್ಲೆಂದರಲ್ಲೇ ಹಾಕಿ ಪ್ರಕೃತಿಯನ್ನು ಹಾಳು ಮಾಡಿದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಕಸ ಇದ್ದಲ್ಲಿ ವಾತಾವರಣ ಕಲುಷಿತಗೊಳ್ಳುತ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಹಾಗೂ ಮಕ್ಕಳಿಗೆ ನಾವು ಸ್ವಚ್ಛ ಭಾರತವನ್ನು ನೀಡಬೇಕು ಎಂಬ ಮೂಲ ಉದ್ದೇಶದಿಂದ ಹಾಗೂ ಸಾರ್ವಜನಿಕರಿಗೆ ಸ್ವಚ್ಛತೆಯ ಅರಿವನ್ನು ಮೂಡಿಸುವ ಉದ್ದೇಶದಿಂದ ಕೆನರಾ ಬ್ಯಾಂಕ್ ಈ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಸ್ವಚ್ಛ ಜೀವನ ನಡೆಸಬೇಕು ಎಂದು ಹೇಳಿದರು. ಸಂದರ್ಭದಲ್ಲಿ ಎಟಿಎಂ ಶೈಜು ಅಬ್ರಾಹಿಂ, ಮುಖ್ಯ ವ್ಯವಸ್ಥಾಪಕರಾದ ರಾಜು ಅಣಜಿ, ಕೆನರಾ ಬ್ಯಾಂಕಿನ ಉದ್ಯೋಗಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ವಿಶೇಷ ಚೇತನ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಅವರ ನ್ಯೂನತೆಗಳಿಂದ ಹೊರತರುವ ಮೂಲಕ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡುವುದು ಇಂದಿನ ಶಿಕ್ಷಣದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿರುವ ವಿಶೇಷ ಚೇತನ ಮಕ್ಕಳಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದು ಭದ್ರಾವತಿ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಸಮನ್ವಯ ಅಧಿಕಾರಿ ವಿಎಚ್ ಪಂಚಾಕ್ಷರಿ ಹೇಳಿದರು. ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕಚೇರಿಯಲ್ಲಿ ಆಯೋಜಿಸಿದ್ದ ವಿಶೇಷ ಚೇತನ ಮಕ್ಕಳಿಗೆ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು
ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಸ್ತುತ ಶಿಕ್ಷಣದ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಗಳಾಗಿದ್ದು ಯಾವುದೇ ಮಕ್ಕಳು ಕಲಿಕೆಯಿಂದ ದೂರ ಉಳಿಯಬಾರದೆಂಬ ಉದ್ದೇಶ ಹೊಂದಲಾಗಿದೆ. ನ್ಯೂನತೆಯುಳ್ಳ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸುವ ಮೂಲಕ ಅವರಿಗೆ ಶಿಕ್ಷಣ ನೀಡಲು ಯಾವ ಮಾದರಿ ಅನುಸರಿಸಬೇಕು, ಯಾವ ಸಲಕರಣೆಗಳನ್ನು ಅವರಿಗೆ ಒದಗಿಸಬೇಕು, ಅವರಲ್ಲಿನ ಜ್ಞಾನ ವೃದ್ಧಿಸಲು ಕೈಗೊಳ್ಳಬೇಕಾದ ಕ್ರಮಗಳೇನು ಇತ್ಯಾದಿ ವಿಷಯಗಳ ಕುರಿತು ಶಿಕ್ಷಣ ಇಲಾಖೆ ತಿಳುವಳಿಕೆ ನೀಡುತ್ತದೆ ಎಂದು ತಿಳಿಸಿದರು. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಕಾರ್ಯಕ್ರಮ ಪೇಟೆ ಸಂಚಾರ. ನಾನು ಕೆ ಬಾಲಚಂದ್ರ. ಪಟ್ಟಣದ ಸ್ವಚ್ಛತೆಯನ್ನ ಕಾಪಾಡುವ ಪೌರ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ. ಸರ್ಕಾರದಿಂದ ಅವರಿಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕೆಜಿ ಹೇಳಿದರು. ಸೊರಬ ತಾಲೂಕಿನ ಆನವಟ್ಟಿ ಹೂಬಳ್ಳಿಯಲ್ಲಿ ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ, ಜಿಲ್ಲಾ ಆಯುಷ್ ಇಲಾಖೆ, ತಾಲೂಕಾ ಪಂಚಾಯಿತಿ ಸೊರಬ, ಸಮುದಾಯ ಆರೋಗ್ಯ ಕೇಂದ್ರ ಆನವಟ್ಟಿ ಹಾಗೂ ಪೌರಾಡಳಿತ ಇಲಾಖೆ ಆನವಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕರು, ಅವರ ಕುಟುಂಬದವರು ಹಾಗೂ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೆ ಆಯೋಜಿಸಿದ್ದ ಉಚಿತ ಆಯುಷ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೈನಂದಿನ ಜೀವನದಲ್ಲಿ ಆರೋಗ್ಯ ರಕ್ಷಣೆ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಆಲಹಳ್ಳಿಯ ಹಿರಿಯ ವೈದ್ಯಾಧಿಕಾರಿ ಡಾ ಮಹೇಶ್ ಎಂಕೆ ಮಾತನಾಡಿ, ರೋಗ ಬಂದ ಮೇಲೆ ಆಸ್ಪತ್ರೆಗೆ ಅಲಿದು ಚಿಕಿತ್ಸೆ ಪಡೆಯುವುದಕ್ಕಿಂತ ಕಾಯಿಲೆ ಬಾರದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವುದೇ ಬುದ್ಧಿವಂತಿಕೆ ಎಂದು ತಿಳಿಸಿದರು. ಮುಂದಿನ ವಿವರ. ಭದ್ರಾವತಿ ನಗರದ ಕೇರಳ ಸಮಾಜಂ ವತಿಯಿಂದ 14ನೆಯ ವರ್ಷದ ಓಣಂ ಆಚರಣೆಯನ್ನ ಅಕ್ಟೋಬರ್ 4 ಭಾನುವಾರ ಬೆಳಿಗ್ಗೆ 10:30 ಏರ್ಪಡಿಸಲಾಗಿದೆ. ಕಾರ್ಯಕ್ರಮವನ್ನು ಕೆ ಇಬ್ರಾಹಿಂ ಅವರು ಉದ್ಘಾಟಿಸಲಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ, ಶಾಸಕ ಬಿಕೆ ಸಂಗಮೇಶ್ವರ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಉಡುಪಿ ಕೇರಳ ಸಮಾಜಂ ಅಧ್ಯಕ್ಷ ಸುಗುಣ ಕುಮಾರ್, ಎಂಸಿ ಅಬ್ದುಲ್ ನಜೀರ್ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಭದ್ರಾವತಿ ಕೇರಳ ಸಮಾಜಂ ಅಧ್ಯಕ್ಷ ಗಂಗಾಧರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಬಾಲಚಂದ್ರನ್, ಯುವ ಘಟಕದ ಅಧ್ಯಕ್ಷ ಎಸ್ ಪ್ರಸನ್ನ ಕುಮಾರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಹೂವಿನ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಸಂಘಟಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಸಾಗರ ತಾಲೂಕಿನ ತುಮರಿಯಲ್ಲಿ 3-5 ಅಭಿವ್ಯಕ್ತಿ ಬಳಗದಿಂದ ನವೀಕರಣಗೊಂಡ ಶಾಂತವಿ ಗೋಪಾಲ ಗೌಡ ರಂಗಮಂದಿರದ ಉದ್ಘಾಟನೆ ಹಾಗೂ ಹಾಮಭಟ್ ನೆನಪಿನ ಹಬ್ಬ 2026 ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಕಾರ್ಯದರ್ಶಿ ರಾಘವೇಂದ್ರ ತಿಳಿಸಿದರು. ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಮತ್ತು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ರಂಗಮಂದಿರ ನವೀಕರಣಕ್ಕೆ ಅನುದಾನ ಒದಗಿಸಿದ್ದಾರೆ ಎಂದು ಹೇಳಿದರು. ಅಂದು ಸಾಯಂಕಾಲ 6 ಏಕ ವ್ಯಕ್ತಿ ರಂಗ ಪ್ರಯೋಗ ತಾಯಿಯಾಗುವುದೆಂದರೆ ಪ್ರದರ್ಶನಗೊಳ್ಳಲಿದ್ದು, ಸಾಯಂಕಾಲ 7 ದೀಪಧಾರಿಣಿ ನಾಟಕ ಪ್ರದರ್ಶನಗೊಳ್ಳಲಿದೆ. 4 ಹೊಸ ತಲೆಮಾರಿನ ಕಾವ್ಯಾಭಿವ್ಯಕ್ತಿ ಕುರಿತು ಕವಿಗೋಷ್ಠಿ ಆನಂದ ಋಗ್ವೇದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ. 12:00 ಕೆಪಿ ಸುರೇಶ್ ನೇತೃತ್ವದಲ್ಲಿ ಪ್ರಜಾಸತ್ತೆ ಪ್ರಭುತ್ವ ಹೊಸ ತಲೆಮಾರು ವಿಚಾರಗೋಷ್ಠಿ, ಸಾಯಂಕಾಲ 4 ಹಿನ್ನೋಟ ಮುನ್ನೋಟ ವಿಚಾರಗೋಷ್ಠಿ, ಸಾಯಂಕಾಲ 4 ತುಮರಿ ಕಲಾಬಳಗದ ಕವಿಗಳಿಂದ ಕವನ ವಾಚನ ಮತ್ತು ಪ್ರತಿಕ್ರಿಯೆ ಕಾರ್ಯಕ್ರಮ ನಡೆಯಲಿದೆ. ಸಾಯಂಕಾಲ 6 ಸಾಗರ ಉದಯ ಕಲಾವಿದರು ತಂಡದಿಂದ ಗ್ಲಾನಿ ನಾಟಕ ಪ್ರದರ್ಶನ ಇರುತ್ತದೆ. 5 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಕಾರ್ಯಕ್ರಮ ಇರುತ್ತದೆ. ಆಸಕ್ತರು ಪಾಲ್ಗೊಳ್ಳಲು ಮನವಿ ಮಾಡಿದರು. ಇಲ್ಲಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮಗೆ ವಿಪರೀತ ಬೆನ್ನು ನೋವು, ಮಂಡಿ ನೋವು, ದಿನವೂ ಬಳಲಿಕೆ ಕಾಡುತ್ತಿದೆಯೇ? ಮೈಗ್ರೇನ್, ಶುಗರ್ ಹಾಗೂ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತಿಲ್ಲವೇ? ಹೈಪರ್ ಬ್ಲಡ್ ಪ್ರೆಷರ್ ಇದೆಯೇ? ನಿಮ್ಮ ನೋವಿಗೆ ಹೇಳಿ ಗುಡ್ ಬೈ.
2: ಕೊರಿಯನ್ ವೆಲ್ನೆಸ್ ಸೆಂಟರ್ ಇಸ್ ಫೈನಲಿ ಹಿಯರ್ ಇನ್ ಶಿವಮೊಗ್ಗ. ದೇಹದ ನೋವಿನ ಸಂಪೂರ್ಣ ನಿವಾರಣೆಗೆ ಫುಟ್ ರಿಫ್ಲೆಕ್ಸಾಲಜಿ, ಸಾಲ್ಟ್ ಬಾಡಿ ಸ್ಟೀಮ್, ಕಪ್ಪಿಂಗ್ ಥೆರಪಿ, ಸೌಂಡ್ ಹೀಲಿಂಗ್ ಥೆರಪಿ, ಕಾನ್ಸಾ ಥೆರಪಿ, ಫುಟ್ ಮಸಾಜರ್ ಲಭ್ಯವಿದೆ.
1: ಆಕ್ಯುಪ್ರೆಷರ್ ಮಾದರಿಯಲ್ಲಿ ವಿಶೇಷ ಬ್ಲಡ್ ಸರ್ಕ್ಯುಲೇಷನ್ ಬಾಡಿ ಮಸಾಜ್ ಮಾಡಲಾಗುತ್ತದೆ. ದೇಹದ ನೋವಿಗೆ ಪರಿಹಾರ ಹಾಗೂ ಬಾಡಿ ರಿಲ್ಯಾಕ್ಸೇಷನ್ ಕೊರಿಯನ್ ವೆಲ್ನೆಸ್ ಸೆಂಟರ್ ಅಲ್ಲಿ ಸಿಗಲಿದೆ.
2: ಹಿಂದೆ ಭೇಟಿ ನೀಡಿ ಕೊರಿಯನ್ ವೆಲ್ನೆಸ್ ಸೆಂಟರ್, ನಿಸರ್ಗ ಹೋಟೆಲ್ ಎದುರು, ಸವಳಂಗ ರಸ್ತೆ, ಶಿವಮೊಗ್ಗ. ಕಾಂಟ್ಯಾಕ್ಟ್ 8904244 9683. ಸಂಖ್ಯೆ ಮತ್ತೊಮ್ಮೆ 8904249683.
3: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
4: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
5: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
6: ನಂದಿನಿ ಪರಿಶುದ್ಧತೆಯ ಪ್ರತೀಕ.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ. ಭಾರತ ದೇಶ ಕಂಡ ಅಪರೂಪದ ವ್ಯಕ್ತಿತ್ವದ ಹಾಗೂ ಒಂದೇ ರೀತಿಯ ಚಿಂತನೆಯುಳ್ಳ ಇಬ್ಬರು ಮಹಾನ್ ನಾಯಕರು, ಅವರಲ್ಲಿ ಇಡೀ ದೇಶ ಮಹಾತ್ಮ ಎಂದು ಬಣ್ಣಿಸುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಹಾಗೆ ಭಾರತದ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿಗಳಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಇವತ್ತು. ಈ ಇಬ್ಬರು ಮಹಾನ್ ನಾಯಕರ ಚಿಂತನೆಗಳು, ಬದುಕಿದ ರೀತಿ, ಅವರ ಸರಳತೆ, ಪ್ರಾಮಾಣಿಕತೆ, ಇವೆಲ್ಲ ಕೂಡ ಇಂದಿನ ಯುವ ಜನತೆಗೆ ಒಂದು ಮಾದರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಜಗದೀಶ್ ಬಿದ್ದರಕೊಪ್ಪ ನಮ್ಮ ಜೊತೆಗಿದ್ದಾರೆ. ಇವರು ಶಾಸ್ತ್ರಿಯವರು ನಡೆದುವಂತಹ ಹಾದಿ, ಅವರ ಸರಳತೆ, ಅವರ ಆಡಳಿತ ಕ್ರಮ, ಇವೆಲ್ಲವುಗಳ ಕುರಿತು ಮಾತಾಡ್ತಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
9: ನಮಸ್ಕಾರ ಮೇಡಮ್.
8: ಸರ್, ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ, ಹಾಗೆ ನಮ್ಮ ದೇಶ ಕಂಡಂತಹ ಅತ್ಯಂತ ಪ್ರಾಮಾಣಿಕ ಪ್ರಧಾನ ಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಪ್ರಾಮಾಣಿಕತೆ ಇರ್ಬೋದು, ಅವರ ಸರಳ ಜೀವನ, ಅವರ ಆಡಳಿತಗಳು, ಇವುಗಳ ಕುರಿತು ಮಾಹಿತಿ ಹೇಳ್ಬೋದಾ ಸರ್?
9: ನಮ್ಮ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ನಾಯಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಬ್ಬರು ಮೇಡಮರೇ. ಅಕ್ಟೋಬರ್ 2, 1904 ಇವರು ಸಹಿತ ಜನಿಸ್ತಾರೆ. ನಾವೇನು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತೀವಿ, ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ನಾವು ಅಂದೇ ಆಚರಣೆ ಮಾಡ್ತೀವಿ. ಆದರೆ ಗಾಂಧಿ ಜಯಂತಿಯ ದಿನದಂದು ನಾವು ಹೆಚ್ಚಾಗಿ ಗಾಂಧಿಯವ್ರನ್ನ ಸ್ಮರಣೆ ಮಾಡ್ತೀವಿ, ಆದರೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಸ್ಮರಣೆ ಮಾಡುವುದು ಸ್ವಲ್ಪ ಕಡಿಮೆ. ಹಾಗಾಗಿ ನಿಮ್ಮ FM ಏನು ಈ ಕಾರ್ಯಕ್ರಮ ಹಾಕಿಕೊಂಡಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಅವರ ಒಂದು ವಿಚಾರಗಳನ್ನು ಎಲ್ಲ ಜನರಿಗೆ ಹೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನೀವು ರೂಪಿಸಿದ್ರಿ. ಇದಕ್ಕೆ ನೀವು ಮೊಟ್ಟ ಮೊದಲ ಬಾರಿಗೆ ನಿಮಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಡಮ್.
8: ಹೌದು ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ನೆನಪು ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಸರ್.
9: ನಮ್ಮೆಲ್ಲರ ಕರ್ತವ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಇಂದಿನ ಯುವ ಪೀಳಿಗೆಗೆ, ಇಂದಿನ ಯುವಕರಿಗೆ ಅವ್ರ ಬಗ್ಗೆ ತಿಳಿಸೋದು ಬಹಳ ಪ್ರಾಮುಖ್ಯತೆ ಇದೆ ಮೇಡಮ್. ಮತ್ತು ನಮ್ಮಲ್ಲಿ ಒಂದು ರಾಜಕೀಯ ಇತಿಹಾಸ ಇದೆ, ನಮ್ಮ ಭಾರತಕ್ಕೆ ಒಂದು ಇತಿಹಾಸ, ರಾಜಕೀಯ ಇತಿಹಾಸ ಇದೆ. ರಾಜಕೀಯ ಇತಿಹಾಸ ಜೊತೆಗೆ ಒಬ್ಬ ಒಳ್ಳೆಯ ಆದರ್ಶ ನಾಯಕರು ಆಳಿ ಹೋಗಿದ್ದಾರೆ, ಆಡಳಿತವನ್ನು ನಡೆಸಿ ಹೋಗಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖರಾದವರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನನಗೊಂದು ಈ ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ಭಾರತದ 2ನೇ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನು 18 ತಿಂಗಳ ಕಾಲ ಆಡಳಿತವನ್ನು ನಡೆಸಿದರು, ಮತ್ತು ಸ್ವಾತಂತ್ರ್ಯದ ನಂತರ ಗೃಹ ಸಚಿವರಾಗಿ, ರೈಲ್ವೆ ಸಚಿವರಾಗಿ ಬಹಳ ದಿಟ್ಟತನದಿಂದ ಕಾರ್ಯಕ್ರಮವನ್ನು ರೂಪಿಸಿದಂತಹ ಒಬ್ಬ ಧೀಮಂತ, ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗಲಾರದು ಶಾಸ್ತ್ರಿಗಳು ಅಂತ ನಾವು ಹೇಳ್ಬೋದು. ಮತ್ತು ಇವರು ಮಹಾತ್ಮ ಗಾಂಧೀಜಿಯವರ ವಿಚಾರಗಳಿಂದ ಪ್ರಭಾವಿತರಾದವರು. ಇವರು
8: ಹೌದು ಹೌದು ಸರ್,
9: ಮಹಾತ್ಮ ಗಾಂಧೀಜಿಯವರ ಪ್ರಭಾವದಿಂದನೇ ಇವರು ಪ್ರಭಾವಿತರಾಗಿ ಅವರ ಆದರ್ಶದಲ್ಲೇ ತಮ್ಮ ಅಧಿಕಾರ ಅವಧಿಯಲ್ಲಿ ತತ್ವಗಳನ್ನ ಬಿಡದೇನೆ ಆಡಳಿತವನ್ನು ನಡೆಸಿದಂತ ಒಬ್ಬ ಧೀಮಂತ ನಾಯಕ ಅಂತ ನಾವು ಇವರನ್ನ ಕರಿತೀವಿ. ಇವರು ತಂದೆ ಶಾಲಾ ಶಿಕ್ಷಕರಾಗಿದ್ದರು, ಅವರು ಒಬ್ಬ ಆದರ್ಶ ವ್ಯಕ್ತಿನಾಗಿದ್ದರು, ಶಾಲಾ ಶಿಕ್ಷಕರಾಗಿದ್ದರು, ಅವರ ಆದರ್ಶನೂ ಸಹಿತ ಇವರು ಮೈಗೂಡಿಸಿಕೊಂಡಿದ್ದರು. ಮತ್ತು ಇವರಿಗೆ ಶಿಕ್ಷಣ ಕಾಶಿ ವಿದ್ಯಾಪೀಠದಿಂದ ಪದವಿ ಪಡ್ಕೊಂಡಿದ್ದಾರೆ.
8: ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಈ ಶಾಸ್ತ್ರಿ ಎನ್ನುವಂಥದ್ದು ಸರ್ನೇಮ ಅಥವಾ ಅವರಿಗೆ ಬಂದಂತಹ ಪದವಿಯ ಒಂದು ಬಿರುದ ಸರ್?
9: ಅಲ್ಲಿ ಇವರಿಗೆ ಶಾಸ್ತ್ರಿ ಎಂಬ ಬಿರುದು ಬಂತು. ಶಾಸ್ತ್ರಿ ಎಂಬ ಬಿರುದು ಬಂದಿದ್ದೆ ಕಾಶಿ ವಿದ್ಯಾಪೀಠದಿಂದ ಪದವಿ ಪಡೆದ ಪರಿಣಾಮವಾಗಿ ಇವರಿಗೆ ಶಾಸ್ತ್ರಿ ಎಂಬ ಬಿರುದು ಬಂತು. ಮತ್ತು ಇವರು ಒಬ್ಬ ಸರಳ ಮತ್ತು ಜಾತ್ಯತೀತ ವ್ಯಕ್ತಿ ಮತ್ತು ದೇಶ ಭಕ್ತಿ ಇವರಲ್ಲಿ ಎದ್ದು ಕಾಣ್ತಿತ್ತು. ಮೇಡಮ್ ಅವರೇ ಬಹಳ ಅದ್ಭುತವಾದ ವ್ಯಕ್ತಿತ್ವವನ್ನು ಹೊಂದಿದಂತ ಒಬ್ಬ ಧೀಮಂತ ನಾಯಕ ಅಂತ ನಾವು ಹೇಳ್ಬೋದು.
8: ಸರ್, ಶಾಸ್ತ್ರಿಯವರು ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಭಾಗವಹಿಸಿದ್ರು, ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತಾರಲ್ಲ, ಹೌದಾ ಸರ್?
9: ಗಾಂಧೀಜಿಯವರ ಜೊತೆಗೂ ಸಹಿತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಶಾಂತ ರೀತಿಯಿಂದ ಅಸಹಕಾರ ಚಳವಳಿಯಲ್ಲಿ ಸಹಿತ ಪರಿಣಾಮಕಾರಿಯಾಗಿ ಭಾಗವಹಿಸಿದ್ರು ಮೇಡಮರು. ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಸಹಿತ ಇವರು ಪಾಲ್ಗೊಂಡು ಮತ್ತು ಗಾಂಧೀಜಿಯವರ ಜೊತೆ ಅನೇಕ ಹೋರಾಟಗಳನ್ನು ಸಹಿತ ಇವರು ಭಾಗವಹಿಸಿದ್ದಾರೆ ಮೇಡಮ್. ಸ್ವಾತಂತ್ರ್ಯ ನಂತರ ರೈಲ್ವೆ ಸಚಿವರಾಗಿ ಒಂದು ಸರಿ ಅಪಘಾತ ಆದಾಗ ಅವರು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿದ್ದು ಒಂದು ದೊಡ್ಡ ಆದರ್ಶ ಮತ್ತು ಉದಾಹರಣೆ ಅಂತ ನಾವು ಹೇಳ್ಬೋದು. ಮತ್ತು ಇವರು ಗೃಹ ಸಚಿವರಾಗಿ ಒಂದು ಅತ್ಯಂತ ಆಂತರಿಕ ಭದ್ರತೆಗೋಸ್ಕರ ಅತ್ಯಂತ ಮಹತ್ತರವಾದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಂದರ್ಭದಲ್ಲಿ 1965 ಇವರು ಆ ಸಂದರ್ಭದಲ್ಲಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿದ ರೀತಿ ಇದೆಯಲ್ಲ, ಸೈನಿಕರಿಗೆ ಹುರಿದುಂಬಿಸಿದ ರೀತಿ ಇದೆಯಲ್ಲ, ಅದು ಯಾವತ್ತೂ ನಮ್ಮ ದೇಶಕ್ಕೆ ಒಂದು ಸ್ಮರಣೀಯ. ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಹೇಗೆ ಒಬ್ಬ ದೇಶದ ಒಂದು ಪ್ರಮುಖವಾದ ಹುದ್ದೆಯಲ್ಲಿರುವಂಥವ್ರು ಈ ಸೈನಿಕರಿಗೆ ನಾವು ಹೇಗೆ ಪ್ರೋತ್ಸಾಹ ಕೊಡುತ್ತಾ ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಒಂದು ಮಾದರಿ ನಡವಳಿಕೆಯನ್ನು ತಂದುಕೊಟ್ಟಂಥ ನಮ್ಮ ಶಾಸ್ತ್ರಿ ಅವರು ಅಂತ ನಾವು ಹೇಳ್ಬೋದು. ಇನ್ನೊಂದು ಪ್ರಮುಖವಾಗಿ ಮೇಡಮ್ ಅವರು ಇವ್ರದ್ದು ಜೈ ಜವಾನ್ ಜೈ ಕಿಸಾನ್ ಅಂತ, ಜೈ ಜವಾನ್ ಅಂದರೆ ನಮ್ಮ ಸೈನಿಕರು, ಸೈನಿಕರು ಜೈ ಕಿಸಾನ್ ಅಂದರೆ ನಮ್ಮ ರೈತರು ಅಂತ ಹೇಳಂತೀವಿ. ಇವರು ಎರಡು ಈ ದೇಶದ ಬೆನ್ನೆಲುಬು ಅಂತ ಹೇಳಿದರು. ಇವರ ಶ್ರಮವನ್ನು ಯಾವತ್ತಿಗೂ ನಾವು ಮರಿಬಾರ್ದು, ಇವರನ್ನು ನಾವು ಯಾವತ್ತೂ ನಾವು ಆದರ್ಶವಾಗಿ ಇಟ್ಕೊಳ್ಬೇಕು ಅಂಥೇಳಿ ಇವರು ಯಾವತ್ತೂ ಪ್ರತಿಪಾದನೆ ಮಾಡಿದವರು. ಮತ್ತು ಇವತ್ತು ಘೋಷಣೆ ಮಾಡಿದರೆ ಇವತ್ತಿಗೆ ನೋಡಿ ಅದು ಒಂದು ಆದರ್ಶವಾಗಿದೆ, ಜೈ ಜವಾನ್ ಜೈ ಕಿಸಾನ್ ಎಂಬುದು. ನೋಡಿ, ಇವತ್ತೇ ಅನ್ನ ನೀಡೋರು ನಮ್ಮ ರೈತರು ಮೇಡಮರೆ, ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥವರು ಮತ್ತು ಗಡಿಯಲ್ಲಿ ತಮ್ಮ ಕುಟುಂಬವನ್ನು ಬಿಟ್ಟು ತಮ್ಮ ಕಷ್ಟದಲ್ಲಿ ಸಹಿತ ನಮ್ಮ ದೇಶವನ್ನು ಗಡಿಯನ್ನು ಕಾಯುವಂಥ ನಮ್ಮ ಸೈನಿಕರಿದ್ದಾರಲ್ಲ, ಅವರಿಗೆ ಜೈ ಜವಾನ್, ಅವರಿಗೆ ಒಂದು ಸೆಲ್ಯೂಟ್, ನನ್ನ ಸೆಲ್ಯೂಟು. ಮತ್ತು ನಮ್ಮ ದೇಶಕ್ಕೆ ಅನ್ನ ನೀಡುವಂಥವರು ರೈತರು, ಅವರು ಬೆನ್ನೆಲುಬು, ಅವರು ಅವರ ರಕ್ಷಣೆ ಇಬ್ಬರ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದಂಥ ಒಬ್ಬ ಧೀಮಂತ ನಾಯಕ ಅಂತ ನಾವು ಹೇಳ್ತೀವಿ. ಭಾಳ ಸಜ್ಜನಿಕೆ, ಭಾಳ ಪ್ರಾಮಾಣಿಕೆ ಇರುವಂಥ ವ್ಯಕ್ತಿ. ಗಾಂಧೀಜಿಯವರನ್ನು ಬಿಟ್ಟರೆ ಒಬ್ಬ ದಿಟ್ಟತನದ ಒಬ್ಬ ಸರಳ ಅನುಕರಣೀಯ ನಾಯಕ ಯಾರು ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದರೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮೇಡಮ್. ದೇಶದ ಶಿಕ್ಷಣದ ಬಗ್ಗೆ, ಆಂತರಿಕ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ನೀಡಲಿಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಶಾಂತಿ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚು ಮಹತ್ವ ನೀಡಿದರು. ಇವರು ಅದನ್ನು ಮೈಗೂಡಿಸ್ಕೊಂಡ್ರು ಮೇಡಮ್. ಒಬ್ಬ ಸಮಾಜವಾದಿ, ಒಬ್ಬ ಪ್ರಜಾಪ್ರಭುತ್ವವಾದಿ, ಈ ದೇಶದಲ್ಲಿ ಸರ್ವರು ಬಾಳಬೇಕು, ಸರ್ವರು ಸೌಹಾರ್ದಿತವಾಗಿ ಬಾಳಬೇಕು ಎಂಬುದನ್ನು ತುಂಬ ಮಹತ್ತರವಾದ ಆಸೆಯನ್ನು ಇಟ್ಟುಕೊಂಡಂಥ ಒಬ್ಬ ನಾಯಕ ಅಂತ ನಾವು ಹೇಳಲಿಕ್ಕಾಗಬಹುದು. ಮತ್ತು 18 ಇವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಅನೇಕ ಸುಧಾರಣೆಗಳನ್ನು ಕೈಗೊಂಡರು. ಹೈನುಗಾರಿಕೆ ಇರ್ಬೋದು, ಈಗ ನಾನು ಗಾಂಧೀಜಿಯವ್ರನ್ನ ನಾವು ಏನು ಅನುಸರಿಸಿ ಅವರ ತತ್ವಗಳನ್ನು ಅನುಸರಿಸಿದ್ರಲ್ವಾ, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಇವರು ಪ್ರಯತ್ನ ಪಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 18 ಹೈನುಗಾರಿಕೆ, ಸ್ವ ಉದ್ಯೋಗ, ಈ ದೇಶದ ರೈತರಿಗೆ ಸೌಲಭ್ಯಗಳು ಅವಳಿಗೆ ಸರಿಯಾಗಿ ತಲುಪಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದರು. ದೇಶೀಯ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿದರು. ಮತ್ತು ಸಮಾಜವಾದಿ ಅಂದರೆ ಎಲ್ಲ ದೇಶದಲ್ಲಿ ಶಾಂತಿ ನೆಲೆಸಬೇಕು, ಮೊದಲು ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯಗಳು ದೂರ ಆಗಬೇಕು, ಬಡವನು ಸಹಿತ ಸ್ವತಂತ್ರವಾಗಿ ಬದುಕಬೇಕು ಎಂಬುದು ಇವರ ಒಂದು ಪರಿಕಲ್ಪನೆಯಾಗಿತ್ತು, ಒಂದು ಆಶೆ ಇತ್ತು, ಅದನ್ನು ನಡ್ಕೊಂಡ್ರು ಅವರು.
8: ಸರ್, ಶಾಸ್ತ್ರಿ ಉಪವಾಸ ಅಂಥೇಳಿ ಈಗ ಕೂಡ ಸಾಕಷ್ಟು ಜನ ಸೋಮವಾರದಿನ ಉಪವಾಸವನ್ನ ಮಾಡ್ತಾರಲ್ವಾ ಸರ್?
9: ಹೌದು, ಅದು ಬಹಳ ಇಂಪಾರ್ಟೆಂಟ್ ಮೇಡಮ್. ಇವತ್ತಿಗೂ ಇದೆ ಅದು, ಇವತ್ತಿಗೂ ಸೋಮವಾರ ದಿವಸ ಶಾಸ್ತ್ರಿ ಉಪವಾಸ ಅಂತ ಹೇಳಿ ಇವತ್ತು ಸೋಮವಾರ ದಿವಸ ಕೆಲವು ತುಂಬಾ ಜನ ಅಂದ್ರೆ ತುಂಬಾ ನಾವು ಅಂಕಿ ಹೇಳಕ್ಕಾಗಲ್ಲ ಮೇಡಮ್, ಅಂದ್ರೆ ಸುಮಾರು ಅದನ್ನು ಇವತ್ತು ಅನುಕರಣೆ ಮಾಡ್ತಾರೆ. ಸೋಮವಾರ ದಿವಸ ಅದು ರೈತರ ದಿನ ಅಂತ ಹೇಳ್ತೀವಿ ನಾವು. ಆ ರೈತರ ದಿನ ಅಂತ ಪರಿಕಲ್ಪನೆ ಬಂದಿರೋದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ. ಅವತ್ತು ಉಪವಾಸ ಇರಬೇಕು ಅಂತ ಹೇಳಿ ಕೆಲವರು ಉಪವಾಸ ಇರ್ತಾರೆ. ಅಂದ್ರೆ ಉಪವಾಸ ಇರೋದ್ರಿಂದ ಎಷ್ಟೋ ಆಹಾರವನ್ನು ಉಳಿಸ್ಬೋದು ಅಂತ ಸ್ವತಃ ಅನುಸರಿಸಿದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ಲಿಕ್ಕೆ ಇಂಥ ಉಪಾಯಗಳನ್ನು ಕಂಡುಕೊಂಡ್ರು ಅವರು. ತಾವು ಉಪವಾಸವನ್ನು ಮಾಡಿದರು ಸೋಮವಾರ ದಿವಸ. ದೇಶದ ಜನಕ್ಕೆ ಅದನ್ನು ಸ್ಫೂರ್ತಿಯಾಗಿ ಅದನ್ನು ಆ ಒಂದು ವಿಧಾನವನ್ನು ಹೇಳಿಕೊಟ್ರು ಅವರು. ಇವತ್ತಿಗೆ ಇದೆ ನೋಡಿ ಅದು ಅನುಕರಣೀಯ. ಇವತ್ತು ರೈತರು ನೋಡಿ ಸೋಮವಾರ ಬಹಳ ಮಹತ್ವದ ವಾರ ಅಂತ ತಿಳ್ಕೊತಾರೆ ರೈತರು. ಅವತ್ತೆ ಸೋಮವಾರ ದಿವಸ ಅವತ್ತೆ ಯಾವುದು ಹೂಳಲ್ಲ, ಅವರು ಕೆಲಸಕ್ಕೆ ಹೋಗಲ್ಲ. ಸೋಮವಾರ ಅಂದರೆ ಅವರು ಉಪವಾಸ ಇರ್ತಾರೆ, ಶಾಸ್ತ್ರಿ ಉಪವಾಸ ಅಂತೇಳಿ ಇವತ್ತಿಗೂ ಅದನ್ನು ಹೆಸರಿದೆ ಇವತ್ತು. ಅದು ಯಾಕೆ ಅಂತಂದರೆ ಅದಕ್ಕೆ ವೈಜ್ಞಾನಿಕವಾದ ಸತ್ಯ ಇದೆ ಮೇಡಮ್. ಇವತ್ತೆ ಉಪವಾಸ ಇರೋ ಒಂದು ದಿವಸ ಉಪವಾಸ ಇರೋದ್ರಿಂದ ನನ್ನ ದೇಶಕ್ಕೆ ನಾನು ಕೊಡುವಂಥ ಅದು ಕೊಡುಗೆ ಅಂತ. ಅದು ಆರೋಗ್ಯಕ್ಕೆ ಒಳ್ಳೆಯದು ಎರಡದು ಒಂದು ಅದನ್ನು ಹೇಳಿದ್ದಲ್ಲ ಮೇಡಮ್. ವೈಜ್ಞಾನಿಕವಾಗಿ ಅಂತ ಹೇಳೋದಾದರೆ ಒಂದು ದೇಶಕ್ಕೆ ಕೊಡುಗೆ, ದೇಶಕ್ಕೆ ಉಳಿತಾಯ, ಮತ್ತು

0: ನಿಸ್ವಾರ್ಥವಾಗಿ ಯೋಚನೆ ಮಾಡೋದನ್ನ ಶಾಸ್ತ್ರಿ ಒಂದನ್ನು ಕಲಿತ್ಬೇಕು. ನೋಡಿ, ಇವರೆಲ್ಲ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಕೊಡುಗೆಯನ್ನು ನೀಡಿದ್ರು, ಒಂದು ಸ್ಫೂರ್ತಿ ಆದರೆ. ಮೇಡಮ್, ನಮಗೆಲ್ಲ ಇವತ್ತು ನಾವು ರಾಜ್ಯಶಾಸ್ತ್ರ ಪಾಠ ಮಾಡ್ತಿದ್ದೀವಿ. ನಾವು ಆ್ಯಕ್ಚುಲಿ ಒಬ್ಬ ನಾಯಕರವರು, ನಾವು ಇವತ್ತು ಹೇಳ್ತಿದ್ದೀವಿ, ನಾವು ಪಕ್ಷಾತೀತವಾಗಿ ಹೇಳ್ತೀವಿ ಒಬ್ಬ ನಾಯಕ ಹೀಗಿರಬೇಕು. ಅದನ್ನ ನಾವು ಇಂದಿನ ಪೀಳಿಗೆಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಮುಂದೆ ಹೋಗೋದಾದ್ರೆ ಹೇಗೆ ಮೇಡಮ್? ಭವಿಷ್ಯವೇ ಇಲ್ಲ, ನಮ್ಗೆ ದಾರಿ ಬೇಕಲ್ವಾ? ಉತ್ತಮ ದಾರಿಯನ್ನು ನಮಗೆ ತೋರಿಸ್ಕೊಟ್ಟರಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅವರ ರಾಜಕಾರಣದ ಒಂದು ನೀತಿ ಇದೆಯಲ್ಲ, ಅವರ ಒಂದು ತತ್ವ ಇದೆಯಲ್ಲ, ಅವರ ಸರಳತೆ, ನಿಸ್ವಾರ್ಥತೆ ಇದೆಯಲ್ಲ, ಜನಪರ ಕಾಳಜಿ ಇದೆಯಲ್ಲ, ರೈತರ ಪರ ಕಾಳಜಿ ಇದೆಯಲ್ಲ, ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಅವರು ಶಾಸ್ತ್ರಿಯವರು ಭಾಳ ವಿಲಾಸೆಯನ್ನು ಹೊಂದಿದ್ದರು. ಆ ಒಂದು ನಿಸ್ವಾರ್ಥ ಸೇವೆ ಇದೆಯಲ್ಲ, ಅವರ ಪ್ರಾಮಾಣಿಕತೆ, ಸರಳತೆ ಮತ್ತು ಕಳಕಳಿ ಇದೆಯಲ್ಲ, ಕಾಳಜಿ ಇದೆಯಲ್ಲ, ಅದನ್ನು ನಾವು ಇವತ್ತಿನ ಯುವ ಪೀಳಿಗೆಗೆ ಹೇಳೋದು ಆದರ್ಶಪ್ರಾಯವಾಗಿದೆ ಅಂತ ನಾವು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಗಾಂಧೀಜಿಯವರ ಜಯಂತಿ ನಾವು ಆಚರಣೆ ಮಾಡ್ತೀವಿ, ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಎರಡನೇ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಚಿಂತನೆ, ಅವರ ಆದರ್ಶ, ಅವರ ಗುಣ, ಅವರ ಯೋಜನೆಗಳು, ಈಗ ನೋಡಿ ಇಟ್ಟಿದ್ದೀವಿ ಹೈನುಗಾರಿಕೆ ಬಗ್ಗೆ ಹೆಚ್ಚು ಮಹತ್ವ ಕೊಡಬೇಕು ನಾವು, ಅದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂಥೇಳಿ ಇವರು ಪದೇ ಪದೇ ಒತ್ತು ಹೇಳ್ತಿದ್ರು ಅಲ್ವಾ. ದೇಶದ ಏನು ಗಾಂಧೀಜಿಯವರು ಹೇಳಿದರು, ದೇಶ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ರಲ್ವಾ, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಅದೇ ಇದರಲ್ಲಿ ಅದೇ ನಿಟ್ಟಿನಲ್ಲಿ ಅದೇ ತತ್ವದಲ್ಲಿ ರೈತರು ಅಭಿವೃದ್ಧಿಯಾದರೆ ಈ ದೇಶ ಉಳಿಯುತ್ತೆ, ರೈತರು ರಕ್ಷಣೆ ಆದರೆ ಈ ದೇಶಕ್ಕೆ ಅನ್ನಕ್ಕೆ ಕೊರತೆ ಇರಲ್ಲ. ಬಹಳ ಅದ್ಭುತವಾದ ಪರಿಕಲ್ಪನೆ ಅವರು, ಎರಡು ದೃಷ್ಟಿಕೋನ ಇಟ್ಕೊಂಡ್ರು. ಪ್ರೋತ್ಸಾಹ ಕೊಡಬೇಕು ಮತ್ತು ವಿಕೇಂದ್ರೀಕರಣದ ವ್ಯವಸ್ಥೆ ಬಗ್ಗೆನೂ ಪರಿಕಲ್ಪನೆಯನ್ನು ಇಟ್ಕೊಂಡಿದ್ರು ಶಾಸ್ತ್ರಿಯವರು. ಇವತ್ತು ಸ್ಮರಣೆ ಮಾಡೋದು ಬಹಳ ಅಗತ್ಯತೆ ಇದೆ ಅವರ ಅನುಕರಣೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಮರಣೋತ್ತರ ನಂತರ ಭಾರತ ರತ್ನ ಪ್ರಶಸ್ತಿ ದೊರೆತಿದೆ, ಅತ್ಯುನ್ನತ ನಾಗರಿಕ ಪ್ರಶಸ್ತಿನೂ ಇವರು ದೊರೆತಿದೆ. ಮತ್ತು ಅಲ್ಪ ಅವಧಿಯಲ್ಲಿ ಸಹಿತ ಇವರು ಪರಿಣಾಮಕಾರಿ ಕೆಲಸ ನಿರ್ವಹಿಸಿದ್ರು. 18 ತಿಂಗಳಲ್ಲಿ ಆದರ್ಶ ಪ್ರಧಾನಮಂತ್ರಿಯಾಗಿ ಒಂದು ಹೇಗಿರಬೇಕು, ದೇಶವನ್ನು ಹೇಗೆ ಮುನ್ನಡೆಸಬೇಕು ಅಂಥೇಳಿ ಒಂದು ಯಾವುದಕ್ಕೆ ಆದ್ಯತೆ ಕೊಡಬೇಕು, ಯಾವುದಕ್ಕೆ ನಾವು ಹೆಚ್ಚು ನಾವು ಕೇಂದ್ರೀಕೃತಗೊಳ್ಳಬೇಕು ಅನ್ನೋದನ್ನು ಭವಿಷ್ಯದ ನಾಯಕರಿಗೆ ತೋರಿಸಿಕೊಟ್ಟಂಥ ಒಬ್ಬ ಏಕೈಕ ನಾಯಕ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿದರೆ ತಪ್ಪಾಗಲಾರದು ಮೇಡಮರೇ.
1: ಧನ್ಯವಾದಗಳು ಸರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಧಾರೆಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು.
0: ನಿಮಗೂ ಧನ್ಯವಾದಗಳು ಮೇಡಮ್, ಅವಕಾಶ ಕೊಟ್ಟಿದ್ದೀರಾ, ನಿಮ್ಗೆ ಅದು ಕರ್ತವ್ಯ ಅದು.
1: ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಜಗದೀಶ್ ಬಿದ್ದರಗೊಪ್ಪ ಇವರು ಭಾಗವಹಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಿಚಾರಧಾರೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಈಗ ಶಿವಮೊಗ್ಗದ ಡಿವಿಎಸ್ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಈಗ ನಿವೃತ್ತರಾಗಿರುವಂತಹ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ಕೆಜಿ ವೆಂಕಟೇಶ್ವರ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಧಿಕಾರಕ್ಕಿಂತ ಕರ್ತವ್ಯ ದೊಡ್ಡದು, ಆಡಂಬರಕ್ಕಿಂತ ಸರಳತೆ ಶ್ರೇಷ್ಠವಾದುದು ಎಂಬುದನ್ನು ತಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅಳವಡಿಸಿಕೊಳ್ಳುವ ಮೂಲಕ ಜಗತ್ತಿಗೆ ಸರಳತೆ ಹಾಗೂ ಪ್ರಾಮಾಣಿಕತೆಯನ್ನ ತೋರಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಇಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತು ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಮಾತಾಡ್ತಾರೆ, ಕೇಳೋಣ ಬನ್ನಿ.
2: ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕ್ಟೋಬರ್ 2ರಂದು ಜನ್ಮ ತಾಳಿದರು, ಆದರೆ ಭಾರತದಲ್ಲಿ ಅಕ್ಟೋಬರ್ 2 ಎಂದ ಕೂಡಲೇ ಮಹಾತ್ಮ ಗಾಂಧೀಜಿಯವರ ನೆನಪು ಮಾಡಿಕೊಳ್ಳುವವರು ಹೆಚ್ಚು ಜನ ಇದ್ದಾರೆ. ಇದು ತಪ್ಪಿನ ವಿಚಾರವಲ್ಲ, ಆದರೆ ಸುಮಾರು ಜನ ಇಬ್ಬರು ಒಂದೇ ದಿನಾಂಕದಂದು ಹುಟ್ಟಿರುವುದರಿಂದ ಒಂದೇ ದಿನ ಹುಟ್ಟಿರಬಹುದು ಎಂದು ಯೋಚನೆ ಮಾಡುತ್ತಾರೆ. ಆದರೆ ಅವರಿಬ್ಬರಿಗೂ 34 ವರ್ಷಗಳ ಅಂತರವಿದೆ. ಗಾಂಧೀಜಿಯವರು 1869 ಅಕ್ಟೋಬರ್ 2ರಂದು ಜನಿಸಿದರೆ ಲಾಲ ಬಹದ್ದೂರ್ ಶಾಸ್ತ್ರಿಯವರು 1904 ಅಕ್ಟೋಬರ್ 2, ಅಂದರೆ ಇಬ್ಬರಿಗೂ 34 ವರ್ಷಗಳ ಅಂತರವಿದೆ. ಶಾಸ್ತ್ರಿಗಳು ನಮಗೆ ಮೆಚ್ಚುಗೆಯಾಗುವುದು ಏಕೆಂದರೆ ಅವರ ಅತ್ಯಂತ ಸರಳವಾದಂಥ ಬದುಕು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸ್ವಾತಂತ್ರ್ಯ ಹೋರಾಟವನ್ನು ಮಾಡುವಾಗಲೇ ದೇಶ ಸೇವೆಯನ್ನೇ ಈಶ ಸೇವೆ ಎಂದು ಅವರು ತಿಳಿದುಕೊಂಡಿದ್ದರು. ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನೇ ನಿಗ್ರಹಿಸಿ ಅಧಿಕಾರವನ್ನು ನಡೆಸುತ್ತಿದ್ದಾರೆ, ಹೀಗೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯುವುದು ಯಾವ ಧರ್ಮ ಎಂದು ಚಿಕ್ಕಂದಿನಲ್ಲೇ ಯೋಚಿಸಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು

0: ಗಾಂಧೀಜಿಯವರ ಹೇಳಿಕೆಯಂತೆ ಸರಳ ಜೀವನ ಮತ್ತು ಉನ್ನತ ವಿಚಾರಗಳನ್ನು ತಮ್ಮ ಮುಖ್ಯವಾದಂತ ಗುರಿಯನ್ನಾಗಿ ಮಾಡಿಕೊಂಡು ಅದರಂತೆ ಆಚರಣೆಯನ್ನು ಮಾಡತೊಡಗಿದರು. ಚಿಕ್ಕವರಿದ್ದಾಗಲೇ ಗೋಪಾಲಕೃಷ್ಣ ಗೋಖಲೆಯವರು ಸ್ಥಾಪಿಸಿದ ಭಾರತ್ ಸೇವಾ ಸಮಾಜ ಅಥವಾ ಸರ್ವೆಂಟ್ಸ್ ಆಫ್ ಪೀಪಲ್ ಸೊಸೈಟಿಯ ಸದಸ್ಯರಾಗಿ ತಾವು ದುಡಿದಂತ ಎಲ್ಲ ಹಣವನ್ನು ಕೂಡ ಭಾರತ ಸೇವಾ ಸಮಾಜಕ್ಕೆ ಮೀಸಲಾಗಿ ಇಡ್ತಾ ಇದ್ರು. ಅವರ ಬ್ಯಾಂಕ್ ಖಾತೆಯಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಇರಲಿಲ್ಲ. ಒಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮಗಳ ಮದುವೆಯ ದಿನಾಂಕ ಬಂತು. ಶಾಸ್ತ್ರಿಯವರಲ್ಲಿ ಹಣ ಇರಲಿಲ್ಲ. ತಮ್ಮ ಎಲ್ಲ ಹಣವನ್ನು ಅವರು ಭಾರತ ಸೇವಾ ಸಮಾಜಕ್ಕೆ ದಾನವಾಗಿ ನೀಡುತ್ತಾ ಇದ್ರು. ಈ ವಿಷಯವನ್ನು ತಿಳಿದಂತ ಭಾರತ ಸೇವಾ ಸಮಾಜದವರು ಅವರೇ ಬಂದು ಅತ್ಯಂತ ಸರಳವಾಗಿ ಘನತೆ ಮತ್ತು ಗಾಂಭೀರ್ಯದಿಂದ ಶಾಸ್ತ್ರಿಯವರ ಮಗಳ ಮದುವೆಯನ್ನು ಮಾಡಿದರು. ಶಾಸ್ತ್ರಿಯವರು ಎಷ್ಟರ ಮಟ್ಟಿಗೆ ಸರಳತೆಯನ್ನು ಅನುಸರಿಸುತ್ತಿದ್ದರೆಂದರೆ ಅವರು ನೆಹರುರವರ ಮಂತ್ರಿಮಂಡಲದಲ್ಲಿ ಗೃಹ ಮಂತ್ರಿಯಾಗಿದ್ದರು. ಆ ಕಾಲದಲ್ಲಿ ಅವರಿಗೆ ಒಂದು ನಿವಾಸವನ್ನು ನೀಡಲಾಗಿತ್ತು. ಸಾಕಷ್ಟು ದೊಡ್ಡದಾಗಿದ್ದ ಆ ನಿವಾಸದಲ್ಲಿ ಇವರು ಉಳಿಯಲು ಹೋದಾಗ ನೆಹರು ಸರ್ಕಾರ ಒಂದಷ್ಟು ಜನ ಕಾರ್ಮಿಕರನ್ನು ಅವರಲ್ಲಿಗೆ ಕಳುಹಿಸಿತ್ತು. ನಿಮ್ಮ ಮನೆಯಲ್ಲಿ ಯಾವ ಯಾವ ರೀತಿಯ ಉಪಯೋಗ ಮಾಡಿಕೊಳ್ಳಬೇಕು ಅವೆಲ್ಲವನ್ನು ಹೇಳಿರಿ, ಅವರು ಆ ರೀತಿ ಮಾಡುತ್ತಾರೆ ಎಂದರು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ನಾನು ಎಷ್ಟು ವರ್ಷ ಮಂತ್ರಿಯಾಗಿ ಇರುತ್ತೇನೋ ಗೊತ್ತಿಲ್ಲ, ಇರುವಷ್ಟು ದಿನ ಈ ಬಂಗಲೆಯಲ್ಲಿ ಅತ್ಯಂತ ಸಂತೋಷದಿಂದ ಕಾಲ ಕಳೆಯುತ್ತೇನೆ, ಯಾವ ಬದಲಾವಣೆಯೂ ಬೇಡ ಎಂದು ಕಾರ್ಮಿಕರನ್ನು ಹಿಂತಿರುಗಿ ಕಳಿಸಿಕೊಟ್ಟರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಷ್ಟೊಂದು ಮೇಲ್ಮಟ್ಟದ ಸ್ಥಾನವನ್ನು ಪಡೆದಿದ್ದರು ಎಂದು ನಮ್ಮ ಅರಿವಿಗೆ ಬರುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರಲ್ಲಿ ಮಾನವೀಯ ಅಂತಃಕರಣ, ಸಚ್ಚಾರಿತ್ರ್ಯ, ನಿರಾಡಂಬರವಾದಂಥ ಜೀವನ ಶೈಲಿ, ವಿರಕ್ತತೆ, ನಿಸ್ಪೃಹತೆ, ದೂರದರ್ಶಿತ್ವ, ಅನುಕಂಪ ಎಲ್ಲವೂ ಕೂಡ ಅವರಲ್ಲಿ ಮನೆ ಮಾಡಿಕೊಂಡಿತ್ತು. ಅವರ ಈ ರೀತಿಯ ಗುಣವನ್ನು ನಾವು ಅವರ ಜೀವನದುದ್ದಕ್ಕೂ ಅವರು ಪಾಲಿಸುತ್ತಾ ಹೋದದ್ದನ್ನು ಕಾಣಬಹುದು. ಅವರು ಮಂತ್ರಿಯಾಗಿದ್ದಾಗ ಅವರ ಮೂರನೇ ಮಗ ಸುನಿಲ್ ಹೈಸ್ಕೂಲಿಗೆ ಹೋಗುತ್ತಿದ್ದ. ಆ ಕಾಲದಲ್ಲಿ ಮಂತ್ರಿಗಳ ಮಕ್ಕಳೆಲ್ಲರೂ ಕೂಡ ಶಾಲೆಗೆ ಮಂತ್ರಿಗಳ ಕಾರಿನಲ್ಲಿಯೇ ಬರುತ್ತಿದ್ದರು, ಆದರೆ ಸುನಿಲ್ ನಡೆದುಕೊಂಡು ಹೋಗುತ್ತಿದ್ದ. ಒಮ್ಮೆ ಅವನ ಸಹಪಾಠಿಗಳು, ನಿಮ್ಮ ತಂದೆ ಮಂತ್ರಿಯಾಗಿದ್ದಾರೆ, ಅವರಿಗೆ ಕಾರು ಕೊಟ್ಟಿಲ್ಲವೇ, ನೀನು ಏಕೆ ನಡೆದು ಬರ್ತೀಯ ಎಂದು ಪ್ರಶ್ನೆ ಮಾಡಿದಾಗ ಆತನಿಗೆ ಬಹಳ ಬೇಸರವಾಯಿತು. ಮನೆಗೆ ಹೋಗಿ ತಂದೆಯನ್ನು ಕಂಡ. ಶಾಸ್ತ್ರಿಗಳು ಕೇಳಿದರು, ಏನು ಮಗು ಎಂದು. ಆಗ ಆತ ಹೇಳಿದ, ನನ್ನ ಎಲ್ಲ ಸ್ನೇಹಿತರು ಕಾರಿನಲ್ಲಿ ಬರುತ್ತಿದ್ದಾರೆ, ನಾನು ಮಾತ್ರ ನಡೆದುಕೊಂಡು ಹೋಗುತ್ತಿದ್ದೇನೆ, ಹೇಗೆ ಇದು ಸರಿ? ನಾನು ಕೂಡ ನಾಳೆಯಿಂದ ನಡೆದುಕೊಂಡು ಹೋಗುವುದಿಲ್ಲ ಎಂದು ತಂದೆಯ ಮುಂದೆ ಹೇಳಿದ. ಆಗ ಶಾಸ್ತ್ರಿಯವರು ಬಹಳ ಸಂತೋಷಗೊಂಡು, ಆಯಿತು, ನಾಳೆಯಿಂದ ನೀನು ಕಾರಿನಲ್ಲಿಯೇ ಹೋಗಬಹುದು, ಆದರೆ ಮಗು ಒಂದು ಕೇಳಿಕೋ, ನನ್ನ ಮಂತ್ರಿ ಸ್ಥಾನ ಯಾವತ್ತೂ ಶಾಶ್ವತವಲ್ಲ. ಮಂತ್ರಿ ಸ್ಥಾನ ಹೋದ ಕೂಡಲೇ ಅದರೊಂದಿಗೆ ಕಾರು ಕೂಡ ಹೊರಟು ಹೋಗುತ್ತದೆ. ನೀನು ನಾನು ಮಂತ್ರಿಯಾಗೋ ಇರುವವರೆಗೆ ಕಾರಿನಲ್ಲಿಯೇ ಶಾಲೆಗೆ ಹೋಗಬಹುದು. ಮಂತ್ರಿ ಸ್ಥಾನ ಹೋದ ಮೇಲೆ ನೀನು ಪುನಃ ನಡೆದುಕೊಂಡು ಹೋಗಬೇಕಾಗುತ್ತದೆ. ಆಗ ನಿನ್ನ ಸ್ನೇಹಿತರು ಎಷ್ಟೊಂದು ಹೀಯಾಳಿಸಬಹುದು. ಮಂತ್ರಿಯಾಗಿದ್ದಾಗ ಕಾರಿನಲ್ಲಿ ಬಂದು ದಿಮಾಕನ್ನು ತೋರಿಸುತ್ತಿದ್ದ, ಆದರೆ ಈಗ ನಮ್ಮ ಹಾಗೆ ನಡೆದು ಬರುತ್ತಾನೆ ಎಂದು. ಹೀಗೆ ಹೇಳಿಸಿಕೊಳ್ಳಬೇಕಾದರೆ ನೀನು ಹೋಗು ಎಂದರು. ಸುನಿಲ್ ತಂದೆಯ ಕಾಲಿಗೆ ನಮಸ್ಕರಿಸಿ, ಯಾವುದೇ ಕಾರಣಕ್ಕೆ ನಾನು ಇನ್ನು ಮುಂದೆ ಶಾಲೆಗೆ ಕಾರಿನಲ್ಲಿ ಹೋಗುವುದಿಲ್ಲ, ಮೊದಲಿನ ಹಾಗೆ ನಡೆದುಕೊಂಡೇ ಹೋಗುತ್ತೇನೆ ಎಂದು ತಂದೆಯಲ್ಲಿ ಕೇಳಿಕೊಂಡ. ಈ ಮಾತುಗಳನ್ನ ಕೇಳಿದಾಗಲೇ ನಮಗೆ ಶಾಸ್ತ್ರೀಜಿಯವರ ಹೆಸರು ಮತ್ತು ಅವರ ಗುಣ ಹಾಗೂ ನಡತೆ ನಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಶಾಸ್ತ್ರಿಯವರು ತಮ್ಮ ಜೀವನದಲ್ಲಿ ಪ್ರಧಾನಮಂತ್ರಿಯಾಗುವ ಹಂತಕ್ಕೆ ಅಷ್ಟೊಂದು ಬಡತನ ಇದ್ದರೂ ಕೂಡ ಏರಿದ್ದರು ಅಂತಂದರೆ ಅವರ ವಿಜಯದ ಗುಟ್ಟು ಅವರ ಸರಳವಾದಂತ ನಡತೆಯೇ ಆಗಿತ್ತು. ಅವರು ಎಂದೂ ಕೂಡ ಗೃಹಮಂತ್ರಿ ಆಗಿದ್ದಾಗಲಿ ರೈಲ್ವೆ ಮಂತ್ರಿ ಆಗಿದ್ದಾಗಲಿ ಅವರು ತಮ್ಮ ಅಧಿಕಾರವನ್ನು ತೋರ್ಪಡಿಕೆಗೆ ಉಪಯೋಗಿಸಲಿಲ್ಲ. ರೈಲ್ವೆ ಮಂತ್ರಿ ಆಗಿದ್ದಾಗ ದೂರದ ಮದ್ರಾಸ್ನಲ್ಲಿ ರೈಲು ದುರಂತ ಆಗಿ ಅಂದ ತಾವು ಅದಕ್ಕೆ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೂಡ ಅವರು ನೀಡಿದರು. ಅವರಿಗೆ ತಮ್ಮ ಹೆಸರಿನ ಮುಂದೆ ಶಾಸ್ತ್ರಿ ಅಂತ ಇದ್ದದ್ದು ಅದು ಜಾತಿ ಸೂಚಕವಲ್ಲ, ಅದು ಅವರು ಪಡೆದಂತ ಪದವಿಯ ಸೂಚಕವಾಗಿತ್ತು. ಅದನ್ನ ಆಗಾಗ ಅವರು ಜನಗಳ ಮುಂದೆ ಹೇಳುತ್ತಾ ಇದ್ದರು. ಶಾಸ್ತ್ರಿ ಅಂತಂದ್ರೆ ತಾನು ಪಡೆದಂತ ಒಂದು ಪದವಿ ಎಂಬುದನ್ನ ಅವರು ಪದೇ ಪದೇ ಹೇಳುತ್ತಿದ್ದರು. ಹಾಗಾಗಿ ಈ ಜಾತಿ ಪದ್ಧತಿ ಇದನ್ನ ಸಂಪೂರ್ಣವಾಗಿ ಅವರು ತಿರಸ್ಕರಿಸಿದ್ದರು. ಅವರು ಮದುವೆ ಆಗುವಾಗಲೂ ಕೂಡ ಒಬ್ಬ ಬಡ ಉಪಾಧ್ಯಾಯರ ಮಗಳು ಲಲಿತಾ ಅವರೊಂದಿಗೆ ಮದುವೆ ಆಯಿತು. ತಮಗೆ ವಿದ್ಯಾವಂತನಾದ ವಿನಯವಂತನಾದ ಲಹಲ್ ಬಹದ್ದೂರ್ ಅಂತ ಹುಡುಗ ಸಿಗುತ್ತಾನೆ ಎಂದು ಅವರ ತಂದೆ ತಾಯಿ ಅವರಿಗೆ ಸಾಕಷ್ಟು ವರದಕ್ಷಿಣೆ ಕೊಡಲು ಯೋಚನೆ ಮಾಡಿದರು. ಆದರೆ ಶಾಸ್ತ್ರೀಜಿಯವರು ಅದನ್ನ ಧಿಕ್ಕರಿಸಿ ಒಂದು ಚರಕ, ಒಂದು ನೂಲುವ ದಾರದ ಉಂಡೆ ಮತ್ತು 5 ಗಜ ಬಟ್ಟೆಯನ್ನ, ಅದರಲ್ಲೂ ಖಾದಿ ಬಟ್ಟೆಯನ್ನ ಅವಳಿಂದ ಪಡೆದುಕೊಂಡು ವರದಕ್ಷಿಣೆ ಶಾಸ್ತ್ರವನ್ನು ಮುಗಿಸಿದರು. ಇದರಿಂದಲೇ ಅವರಿಗೆ ನಮಗೆ ತಿಳಿದು ಬರುತ್ತದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಷ್ಟರ ಮಟ್ಟಿನ ಅವರು ಸರ್ಕಾರವನ್ನ ಮತ್ತು ತಮ್ಮ ತನವನ್ನ ಉಳಿಸಿಕೊಂಡಿದ್ದರು ಎಂದು. ಹಾಗಾಗಿ ಮುಂದೆ ಅವರು ಭಾರತದ ಪ್ರಧಾನಿಯಾಗುವಂತ ಒಂದು ಅವಕಾಶ ಸಿಕ್ಕಿತು. ಜವಾಹರಲಾಲ್ ನೆಹರೂರವರು ಪ್ರಧಾನಿಯಾಗಿದ್ದಂತಹ ಸ್ಥಳದಲ್ಲಿ ನೆಹರು ನಂತರ ಯಾರು ಎಂಬ ಪ್ರಶ್ನೆ ಇಡೀ ಭಾರತಕ್ಕೆ ಕಾಡಿತ್ತು. ಅಂತ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಧಿಕಾರವನ್ನ ವಹಿಸಿಕೊಂಡರು. ಒಮ್ಮೆ ಅವರು ರೈಲಿನಲ್ಲಿ ಹೋಗ್ತಾ ಇರುವಾಗ, ಅವರು ಯಾವುದೇ ಕಾರನ್ನು ಉಪಯೋಗಿಸ್ತಿರ್ಲಿಲ್ಲ, ರೈಲು ನಿಲ್ದಾಣ ಆಗ್ರಾದಕ್ಕೆ ಹೋಗ್ಬೇಕಿತ್ತು. ಆಗ್ರಾದಲ್ಲಿ ಅವರು ರೈಲಿನಲ್ಲಿ ಇಳಿದುಕೊಂಡು ಹೋಗುವಾಗ ಅಲ್ಲಿನ ಪೊಲೀಸರು ಅವರನ್ನ ಬದಿಗೆ ಸರಿಯಲು ಹೇಳಿದರು. ಏಕೆಂದರೆ ಆ ದಿನ ಪ್ರಧಾನಮಂತ್ರಿಯವರು ರೈಲಿನಲ್ಲಿ ಇಲ್ಲಿಗೆ ಬರುತ್ತಿದ್ದಾರೆ, ಹಾಗಾಗಿ ನೀನು ಸರಿ ಎಂದು ಇವರನ್ನ ಆ ಕಡೆ ತಳ್ಳಿದರು. ಮುಂದೆ ಆಗ ಕಾಯುತ್ತಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನ ಕಾಯುತ್ತಿದ್ದ ಜನ ಹತ್ತಿರ ಬಂದು ನೋಡಿ ಇವರೇ ಶಾಸ್ತ್ರಿಯವರೆಂದು ಗುರುತಿಸಿದಾಗ ಅಲ್ಲಿನ ಪೊಲೀಸರು ಕಕ್ಕಾಬಿಕ್ಕಿಯಾದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂದರೆ ಏನೆಂದು ಅವರಿಗೆ ನೇರವಾಗಿ ಆ ದಿನ ಗೊತ್ತಾಯಿತು. ಒಮ್ಮೆ ಅವರು ಕಾರಿನಲ್ಲಿ ಹೋಗುತ್ತಿದ್ದಾಗ ಒಂದು ಹಸು ಕಾರಿಗೆ ಅಡ್ಡ ಬಂತು. ಅದನ್ನು ರಕ್ಷಿಸಲು ಚಾಲಕ ತನ್ನ ಕಾರನ್ನು ಎಡಕ್ಕೆ ತಿರುಗಿಸಿದ. ಆಗ ಕಾರು ಮರಕ್ಕೆ ಡಿಕ್ಕಿ ಹೊಡೆಯಿತು. ಚಾಲಕ ಹೆದರಿಕೊಂಡು ಮಂತ್ರಿಗಳ ಕಡೆ ನೋಡಿದ. ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವನ ಬೆನ್ನು ತಟ್ಟಿ ಹೇಳಿದರು, ಏನು ತೊಂದರೆ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ನಡೆ ಎಂದು. ಪೊಲೀಸ್ ಠಾಣೆಯಲ್ಲಿ ತಮ್ಮ ತಪ್ಪಿನಿಂದ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ, ಸರ್ಕಾರದ ಕಾರಿನ ರಿಪೇರಿಯ ವೆಚ್ಚವನ್ನು ನಾನು ಕೊಡುತ್ತೇನೆ ಮತ್ತು ಈ ಕೇಸನ್ನು ಲಗತ್ತಿಸಿಕೊಳ್ಳಿ ಎಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ನಂತರ ಕಾರಿನಲ್ಲಿ ಬಂದು ಅವರು ಕುಳಿತುಕೊಂಡರು. ಇವರ ರೀತಿ ನೀತಿ, ಅವರ ಸರಳತೆ ಎಲ್ಲವನ್ನು ನೋಡಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯಂತಹ ವ್ಯಕ್ತಿಗಳನ್ನ ಇಂದಿನ ರಾಜಕಾರಣಿಗಳಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಮ್ಮೆಯಂತೂ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗಲೇ ಭಾಷಣಕ್ಕೆ ಹೋಗಬೇಕಾಗಿತ್ತು. ಅವರ ಹತ್ರ ಹಾಕಿಕೊಳ್ಳಲು ಒಂದು ಹೊಸ ಅಂಗಿಯೂ ಇರಲಿಲ್ಲ, ಅದನ್ನು ಹೊಲಿಸುವಂತ ಶಕ್ತಿಯೂ ಅವರಲ್ಲಿ ಇರಲಿಲ್ಲ. ಅಂತ ಸಮಯದಲ್ಲಿ ಅವರ ಕಾರ್ಯದರ್ಶಿಯಾಗಿದ್ದಂತಹ ವ್ಯಕ್ತಿ ಅವರಿಗೆ ಒಂದು ಅಂಗಿಯನ್ನು ಕೊಟ್ಟ. ಆ ಅಂಗಿಯನ್ನು ನೋಡಿದಾಗ ಅವರಿಗೆ ಅದು ಹೊಸದಂತೆ ಕಂಡು ಬರಲಿಲ್ಲ, ಹೊಸದನ್ನೂ ಕೊಟ್ಟಲಿಲ್ಲ, ಹಳೆಯದು ಅಲ್ಲ, ಏನು ಎಂದು ಅವನ ಮುಖ ನೋಡಿದರು. ಆತ ಅವರಲ್ಲಿ ಇದ್ದಂತ ಕೇವಲ 3 ಶರ್ಟ್ಗಳಲ್ಲಿ 1 ಶರ್ಟ್ಗಳನ್ನ ಕಾಲರನ್ನ ತೆಗೆದು ಅದನ್ನ ಸರಿಯಾದ ರೀತಿಯಲ್ಲಿ ಹೊಲಿಸಿ ಕೊಟ್ಟಿದ್ದ. ಇದರಿಂದ ತುಂಬಾ ಸಂತೋಷರಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ರೀತಿಯಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಅವನಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದರು. ಹೀಗೆ ಶಾಸ್ತ್ರೀಜಿಯವರ ಇಡೀ ಜೀವನದುದ್ದಕ್ಕೂ ಇಂತಹ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ. ಅವರೇ ಹೇಳುವಂತೆ, ನಾನು ಗಾತ್ರದಲ್ಲಿ ಚಿಕ್ಕವನಾದರೂ ಕೂಡ, ಶಾರೀರಿಕವಾಗಿ ದುರ್ಬಲನಾದರೂ ಕೂಡ, ನಾನು ಮಾನಸಿಕವಾಗಿ ಸದೃಢನಾಗಿದ್ದಾನೆ ಎಂದು ಹೇಳುತ್ತಿದ್ದರು. ಭಾರತ ಮತ್ತು ಪಾಕ್ ಯುದ್ಧದಲ್ಲಿ ಯುದ್ಧವಾದ ನಂತರ ಜಯವನ್ನು ಗಳಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆ ಜಯವನ್ನು ಗಳಿಸುವ ಮುಂಚೆಯೇ ಜೈ ಜವಾನ್ ಜೈ ಕಿಸಾನ್, ಸೈನಿಕರಿಗೆ ಜಯವಾಗಲಿ ಮತ್ತು ಭಾರತದ ರೈತರಿಗೆ ಜಯವಾಗಲಿ ಎಂದು ಹೇಳಿದ್ದಲ್ಲದೆ, ಒಂದು ದಿನದ ಉಪವಾಸವನ್ನು ಮಾಡಿ ಹಣವನ್ನು ನೀವು ಸರ್ಕಾರಕ್ಕೆ ತುಂಬಬೇಕು ಎಂದು ಹೇಳಿದ್ದರಿಂದ ಆ ಕಾಲದಲ್ಲಿ ಸೋಮವಾರದ ಒಪ್ಪತ್ತು ಎಂದು ಇಡೀ ಭಾರತದ ಜನ ಒಂದು ಹೊತ್ತಿನ ಊಟವನ್ನು ಕೂಡ ಮಾಡಿದರು. ಇದು ಒಬ್ಬ ಪ್ರಧಾನಮಂತ್ರಿಯ ಮಾತನ್ನು ಎಷ್ಟರ ಮಟ್ಟಿಗೆ ಭಾರತೀಯ ಜನ ಪಾಲಿಸಿದ್ದಾರೆ ಎಂದು ಕೂಡ ನಮಗೆ ಗೊತ್ತಾಗುತ್ತದೆ. ಅವರೇ ಹೇಳುತ್ತಿದ್ದರು, ಯಾರಾದರೂ ಹಸಿದಿದ್ದರೆ ಅವನಿಗೆ ಮೀನು ಹಿಡಿಯುವುದನ್ನು ಹೇಳಿಕೊಳ್ಳಿ, ಆದರೆ ಮೀನನ್ನು ಕೊಡಬೇಡಿ. ಅಂದರೆ ಕೆಲಸವನ್ನು ಕೊಡಬೇಕು, ಅವನು ಕೆಲಸ ಮಾಡಿ ಊಟವನ್ನು ಮಾಡಬೇಕು. ಏಕೆಂದರೆ ಅವನಿಗೆ ಪುಕ್ಕಟೆ ಊಟವನ್ನು ಕೊಟ್ಟರೆ ಆತ ಸೋಮಾರಿಯಾಗಬಹುದು ಎಂಬ ಮಾತನ್ನು ಅವರು ಹೇಳಿದ್ದಾರೆ. ರಷ್ಯಾಕ್ಕೆ ಹೋಗಿದ್ದಾಗ ಅಲ್ಲಿನ ಕೊಸಿಗಿನ್ ಶಾಂತಿ ಒಪ್ಪಂದಕ್ಕೆ ಕರೆದಾಗ ಅವರು ಒಂದು ಮಾತನ್ನು ಹೇಳಿದರು, ನಾನೀಗ ಸೋವಿಯತ್ ಅಧಿಕಾರಯುಕ್ತ ಹಸ್ತಗಳಲ್ಲಿ ಸಂಪೂರ್ಣ ಬಂದಿಯಾಗಿದ್ದೇನೆ, ಆದರೆ ಯುದ್ಧ ಬಂದಿಯಲ್ಲ, ಸ್ನೇಹ ಬಂದಿ, ಪ್ರೇಮ ಬಂದಿ ಎಂದು ಹೇಳಿದ್ದಾರೆ. ಭಾರತೀಯ ಜನಗಳಿಗೆ ಅವರು ಕರೆಯನ್ನು ಕೊಟ್ಟು, ನಾವು ಸಾಧ್ಯವಾದಷ್ಟು ಸ್ವಾವಲಂಬಿಗಳಾಗಬೇಕು, ನಾವು ಮುಗ್ಗರಿಸಿದಾಗ ಎದ್ದು ನಿಲ್ಲುವಂತೆ ಮಾಡುವುದೇ ರಾಷ್ಟ್ರಶಕ್ತಿ, ಅದನ್ನು ಬಲಪಡಿಸಬೇಕಾದ ಸಾಧನ ಸಾಮಗ್ರಿಯೇ ಐಕ್ಯತೆ ಮತ್ತು ಸ್ವಾವಲಂಬನೆ. ನಾವು ಯಾವ ಧ್ವಜದ ಅಡಿಯಲ್ಲಿ ನಿಂತಿದ್ದೇವೆಯೋ ಆ ಧ್ವಜದ ಗೌರವ ರಕ್ಷಣೆಯ ಭಾರವು ನಮ್ಮದೇ. ನಾವು ಆಳಿದರೂ ಧ್ವಜದ ಗೌರವಕ್ಕೆ ಲೋಪವನ್ನ ತರಬಾರದು. ನಾವು ಸತ್ಯ ಶಾಂತಿ ಅಹಿಂಸೆಯ ಹಾದಿಯಲ್ಲಿ ಎಂದೆಂದಿಗೂ ನಡೆಯುವ ಸತ್ಯಾಗ್ರಹಿಗಳೇ ಆಗಿರಬೇಕು. ಭಾರತದ ಬೆನ್ನೆಲುಬು ಎಂದರೆ ಒಬ್ಬ ರೈತ, ಮತ್ತೊಬ್ಬ ಈ ದೇಶವನ್ನು ರಕ್ಷಣೆ ಮಾಡುವಂತ ಸೈನಿಕನಾಗಿದ್ದಾನೆ. ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಎಂಬ ಉಕ್ತಿ ನಮ್ಮೆಲ್ಲರ ಮಂತ್ರವಾಗಬೇಕು ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದರು. ಭಾರತ ಮಾತೆ ಎಂದರೆ ನಮ್ಮ ಹೆತ್ತ ಮಾತೆಗಿಂತಲೂ ಆಕೆಯೇ ಹಿರಿಯರು ಎಂಬ ಮಾತನ್ನು ಹೇಳಿ, ಭಾರತವನ್ನು ಆಧುನಿಕ ರಾಷ್ಟ್ರಗಳನ್ನು ಮಾಡಲು ಏನೇನು ಮಾಡಬೇಕು ಆ ಎಲ್ಲಾ ಕೆಲಸವನ್ನು ಕೂಡ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಿದರು. ದುರಂತವೆಂದರೆ ಅವರು ಕೇವಲ 18 ತಿಂಗಳುಗಳ ಕಾಲ ಮಾತ್ರ ಅಧಿಕಾರವನ್ನು ನಡೆಸಿ ಬ್ರಿಟಿಷ್ ಸರ್ಕಾರವನ್ನು ಓಡಿಸಿದ್ದಲ್ಲದೆ, ಅವರ ಕಾಲದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಪಾಕಿಸ್ತಾನದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ತಾಷ್ಕೆಂಟ್ನಲ್ಲಿ ಒಪ್ಪಂದ ನಡೆದ ದಿನವೇ ಅವರು ತೀರಿಕೊಂಡ್ರು. ಭಾರತೀಯರು ನಾವು ಶಾಂತಿ ಪ್ರಿಯರು, ಶಾಂತಿ ದೂತರು, ಶಾಂತಿ ಪ್ರಚಾರಕರು. ನಮ್ಮ ಹಿಂದಿನ ಪ್ರಧಾನಿ ಜವಾಹರಲಾಲ್ ನೆಹರೂರವರು ನಮ್ಮನ್ನ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಮಾಡಿದ್ದಾರೆ. ಹಾಗಾಗಿ ನಾವು ಇಂಥ ಬೃಹತ್ ಭಾರತದ ನಿಜವಾದ ಪ್ರಜೆಗಳಾಗಿ ಜೀವನವನ್ನು ಸಾಗಿಸಬೇಕು ಎಂಬ ಮಾತನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒತ್ತಿ ಹೇಳಿದರು. ಹಾಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ವಿಜಯದ ಗುಟ್ಟು ಇರುವುದು ಅವರ ಪ್ರಾಮಾಣಿಕತೆಯಲ್ಲಿ, ದೇಶಭಕ್ತಿತನದಲ್ಲಿ, ಅವರು ಜನಗಳನ್ನು ಕಂಡಂತ ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಅವರ ವಿಜಯದ ಗುಟ್ಟು ಅಡಗಿದೆ. ಅವರು ತಾಳ್ಮೆ, ಚಾಣಕ್ಯ ನೀತಿಯನ್ನ ಚತುರತೆಯಿಂದ ಗಳಿಸಿಕೊಂಡಿದ್ದರು. ಅವರ ಕುಟುಂಬ ಅತ್ಯಂತ ಬಡತನದಲ್ಲಿಯೇ ಸಾಗಿತು. ಯಾರೊಂದಿಗೂ ಕೂಡ ತಮ್ಮ ಕಷ್ಟವನ್ನು ಹೇಳಿಕೊಳ್ಳಲಾಗದೆ ಒಬ್ಬ ದೇಶದ ಪ್ರಧಾನಿಯಾದವನು ಕೇವಲ 3 ಅಂಗಿಯನ್ನು ಹೊಂದಿದ್ದು ಅದರಿಂದಲೇ ತಮ್ಮ ಇಡೀ ಜೀವನವನ್ನ ಅವರು ಕಳೆದರು. ಅವರು ತೀರಿಕೊಂಡ ನಂತರವೂ ಕೂಡ ಅವರ ಮನೆ ಅತ್ಯಂತ ಬಡತನದಲ್ಲಿ ಸಾಗಿತು. ಇಂಥ ಮಹಾನ್ ವ್ಯಕ್ತಿಯನ್ನ ಈ ದಿನ ನಾವು ಪರಿಚಯ ಮಾಡಿಕೊಳ್ಳುತ್ತಿರುವುದು ಅತ್ಯಂತ ಸಂತೋಷದ ವಿಷಯವಾಗಿದೆ. ಅವರ ಮಾತುಗಳನ್ನು ಮತ್ತೊಮ್ಮೆ ನೆನಪಿಟ್ಟುಕೊಳ್ಳೋಣ. ಜೈ ಜವಾನ್ ಜೈ ಕಿಸಾನ್.
1: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸರಳ ಜೀವನ ಉನ್ನತ ಆಲೋಚನಾ ತತ್ವಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ಅವರ ಜೀವನದ ಕೆಲವೊಂದು ಘಟನೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ DVS ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಈಗ ನಿವೃತ್ತರಾಗಿರುವಂತಹ ಶ್ರೀಯುತ ಡಾಕ್ಟರ್ KG ವೆಂಕಟೇಶ್ ಸರ್ ಅವರು ಭಾಗವಹಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಡೆದು ಬಂದ ಹಾದಿ, ಪ್ರಾಮಾಣಿಕತೆ, ಅವರ ಸರಳತೆಯ ಕುರಿತು ಮಾತಾಡಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕುರಿತಾದಂತಹ ಇನ್ನಷ್ಟು ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯ ಕುರಿತಾದಂತಹ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
3: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
2: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ ಎಲ್ಲರಿಗೂ, ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು October 2, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ. ಗಾಂಧೀಜಿ ಅಂತ ಹೇಳಿದ ಕೂಡಲೇ ನಮಗೆ ಥಟ್ಟಂತ ನೆನಪಾಗೋದು ಅಹಿಂಸೆ, ಸತ್ಯ, ಶಾಂತಿ, ಹೌದಲ್ವಾ? ಆದ್ರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿಕ್ಕೆ ಹೊರಟಿರೋದು ಗಾಂಧೀಜಿಯವರ ಮತ್ತೊಂದು ಅತ್ಯಂತ ಪ್ರಮುಖವಾದ ಆಯಾಮದ ಬಗ್ಗೆ, ಅದೇ ಗಾಂಧಿಯನ್ ಎಕನಾಮಿಕ್ಸ್, ಗಾಂಧೀಜಿಯವರ ಆರ್ಥಿಕ ಚಿಂತನೆಗಳು. ಸರಳ ಬದುಕು, ಸ್ವಾವಲಂಬನೆ ಮತ್ತು ಸಮಾನತೆ, ಈ ಮೂರು ತತ್ವಗಳ ಮೇಲೆ ರೂಪುಗೊಂಡ ಗಾಂಧೀಜಿಯವರ ಆರ್ಥಿಕ ಚಿಂತನೆಗಳು ಇವತ್ತಿನ ಕಾಲಕ್ಕೂ ಎಷ್ಟು ಪ್ರಸ್ತುತ? ಈ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚಿಸಲು, ನಮಗೆ ಅರ್ಥಪೂರ್ಣ ಮಾಹಿತಿ ನೀಡಲು ಇವತ್ತಿನ ಈ ಸಂಜೆ 6-7 ಗಂಟೆಯವರೆಗೆ ವಿಶೇಷ ಸಂವಾದ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮೂವರು ಪ್ರಬುದ್ಧ ಅತಿಥಿಗಳು ಮಾಹಿತಿ ನೀಡಿದ್ದಾರೆ. ಮೊದಲನೇದಾಗಿ ಶಿವಮೊಗ್ಗದ ಕಮಲಾ ನೆಹರು ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಕವಿಗಳು ಹಾಗೂ ಲೇಖಕರಾದ ಪ್ರೊಫೆಸರ್ ಸತ್ಯನಾರಾಯಣರವರು, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
7: ಥ್ಯಾಂಕ್ ಯು ಮೇಡಮ್.
6: ಸರ್, ಮೊದಲಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು ಸರ್ ನಿಮಗೆ.
8: ಸರ್, ಈಗ ಮೊದಲನೇದಾಗಿ ಗಾಂಧೀಜಿ ಎಂದ ತಕ್ಷಣ ನಮಗೆ ಅಹಿಂಸೆ ನೆನಪಾಗುತ್ತೆ. ಆದ್ರೆ ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ಗಾಂಧೀಜಿ ಅವರನ್ನ ನೋಡಿದಾಗ ಗಾಂಧಿಯನ್ ಎಕನಾಮಿಕ್ಸ್ ಅಂದ್ರೆ ಸರಳವಾಗಿ ಏನು ಅಂತ ಹೇಳ್ಬೋದಾ?
7: ಗಾಂಧಿಯನ್ ಎಕನಾಮಿಕ್ಸ್ ಅಂದ್ರೆ ಸರಳವಾಗಿ ಸಾಮಾಜಿಕ ಆರ್ಥಿಕ ಚಿಂತನೆ ಅಂತ ನಾವ್ ಹೇಳ್ಬೋದು.
8: ಓಕೆ.
7: ಅಂದ್ರೆ ಅವರು ಗಾಂಧೀಜಿ ಅವರಲ್ಲಿ ಸಾಮಾಜಿಕ ಆರ್ಥಿಕ ಚಿಂತನೆಯ ಜೊತೆಗೆ ನ್ಯಾಯ, ನೀತಿ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಚಿಂತನೆಗಳು ಕೂಡ ಅದ್ರ ಒಳಗೊಂಡಿದ್ವು. ಹಾಗಾಗಿ ಗಾಂಧಿಯನ್ ಎಕನಾಮಿಕ್ಸ್ ಅಂತಕ್ಕಂಥದ್ದು ಓನ್ಲಿ ಅರ್ಥಶಾಸ್ತ್ರ ಅಂತ ನಾವು ಸಪರೇಟ್ ಆಗಿ ಹೇಳಕ್ಕಾಗೋದಿಲ್ಲ. ಅದರಲ್ಲಿ ಒಂದು ಸಾಮಾಜಿಕ ಕಳಕಳಿ ಇದೆ, ಆಮೇಲೆ ಮತ್ತೆ ನೀತಿ, ನ್ಯಾಯ ಇದ್ರ ಬಗ್ಗೆ ಎಲ್ಲನೂ ಕೂಡ ಒಳಗೊಂಡಿದೆ ಅದು.
8: ಓಕೆ ಓಕೆ ಸರ್. ಈಗ ಗಾಂಧೀಜಿ ಅವರ ಆರ್ಥಿಕ ಚಿಂತನೆಯ ಬೆನ್ನೆಲುಬು ಗ್ರಾಮ ಸ್ವರಾಜ್ಯ ಮತ್ತೆ ಸ್ಥಳೀಯ ಉತ್ಪಾದನೆ ಅಂತ ಹೇಳ್ಬೋದು. ಇವತ್ತಿನ ಡಿಜಿಟಲ್ ಹಾಗೂ ಜಾಗತೀಕರಣದ ಯುಗದಲ್ಲಿ ಗ್ರಾಮ ಸ್ವರಾಜ್ಯದ ಕಲ್ಪನೆ ಎಷ್ಟು ಪ್ರಸ್ತುತ ಆಗ್ತಾ ಇದೆ ಸರ್?
7: ಮೇಡಮ್, ಈಗ ನಾವು ಎಷ್ಟೇ ಮುಂದುವರೆದ್ರು ಕೂಡ ಇವತ್ತಿನ ದಿನ ನಾವು ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲೇ ನಾವು ಇದೀವಿ. ಯಾಕೆ ಅಂತ ಹೇಳಿದ್ರೆ ಗಾಂಧೀಜಿಯವರ ಕನಸು ಕೂಡ ವಿಕೇಂದ್ರೀಕೃತ ಆಡಳಿತ ಆಗಿತ್ತು. ಕೇಂದ್ರೀಕೃತ ಆಡಳಿತ ಅವ್ರಿಗೆ ಇಷ್ಟ ಇರಲಿಲ್ಲ. ಅಂದ್ರೆ ಅರ್ಥ ಪ್ಲಾನಿಂಗ್ ಫ್ರಮ್ ದಿ ಟಾಪ್ ಅಂತ ಹೇಳಿದ್ರೆ ಅಲ್ಲಿ ಮೇಲಿಂದ ಸೆಂಟ್ರಲ್ ಇಂದ ಪ್ಲಾನ್ ಮಾಡಿಬಿಟ್ಟು ಹಳ್ಳಿಗೆ ಬರೋದು. ಪ್ಲಾನಿಂಗ್ ಫ್ರಮ್ ಬಿಲೋ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಏನಿದೆ ಅಲ್ಲಿ ಪ್ಲಾನ್ ಮಾಡಿ ಅದು ಮೇಲೆ ಹೋಗ್ಬಿಟ್ಟು ಹಳ್ಳಿಗಳು ಉದ್ಧಾರ ಮಾಡ್ತಕ್ಕಂಥದ್ದು. ಅಂದ್ರೆ ಗ್ರಾಮೀಣ ಸ್ವರಾಜ್ಯ ಅಂತ ಹೇಳಿದ್ರೆ ಗ್ರಾಮೀಣ ಬದುಕಿಗೆ ಗ್ರಾಮೀಣರಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಆಡಳಿತದಲ್ಲಿ ಅವರಿಗೆ ಅಧಿಕಾರ ಇರಬೇಕು ಅಂತ ಹೇಳ್ಬಿಟ್ಟು. ಈಗ ಇರ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆನೆ ಚೆನ್ನಾಗಿದೆ. ಈಗ ಪಂಚಾಯಿತಿ, ಮಂಡಲ್ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳು, ಇದರ ಆಡಳಿತ ಈಗ ಇದೆ. ಅದು ಗಾಂಧೀಜಿಯವರ ಕನಸಾಗಿತ್ತು, ಈಗಲೂ ಕೂಡ ಅದು ಪ್ರಸ್ತುತ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
8: ಓಕೆ ಸರ್, ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಅವತ್ತಿನ ಗಾಂಧೀಜಿ ಕರೆ ನೀಡಿದ್ದ ಸ್ವದೇಶಿ ಚಳುವಳಿಗೂ ಇವತ್ತಿನ ದೇಶದಾದ್ಯಂತ ಸದ್ದು ಮಾಡ್ತಾ ಇರೋ ಮೇಕ್ ಇನ್ ಇಂಡಿಯಾ ಅಥವಾ ಸ್ಥಳೀಯ ಉತ್ಪನ್ನಗಳ ಉತ್ತೇಜನಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಅಂತ?
7: ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಆತ್ಮ ನಿರ್ಭರ ಅಂತ ಒಂದು ವಿಷಯ ತಂದಿದ್ದಾರೆ. ಆತ್ಮ ನಿರ್ಭರ ಅಂತ ಹೇಳಿದ್ರೇನು, ನಾವು ಬೇರೆಯವರಿಂದ ನಾವು ಆಯಾತ ಮಾಡ್ಕೊಳ್ತಕ್ಕದ್ದು ಇಂಪೋರ್ಟ್ ಮಾಡ್ಕೊಳ್ತಕ್ಕಂತ ವಸ್ತುಗಳನ್ನ ನಾವೇ ಉತ್ಪಾದನೆ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇಂಪೋರ್ಟ್ ಕಡಿಮೆ ಆಗುತ್ತೆ, ಆಮೇಲೆ ನಮಗೆ ಎಕ್ಸ್ಪೋರ್ಟ್ ಕೂಡ ಮಾಡೋದಕ್ಕೆ ಅವಕಾಶ ಆಗುತ್ತೆ, ವಿದೇಶಿ ವಿನಿಮಯನೂ ಜಾಸ್ತಿ ಬರುತ್ತೆ. ಡಿಪೆಂಡೆನ್ಸ್ ಆನ್ ಫಾರಿನ್ ಟ್ರೇಡ್ ಅಂದ್ರೆ ಅವಲಂಬನೆ, ವಿದೇಶಿ ಅವಲಂಬನೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಪ್ರಸ್ತುತ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ವಹಿಸಿದ್ದಾರೆ. ಇದು ಮೂಲ ಗಾಂಧೀಜಿ ತತ್ವಕ್ಕೆ ಸಾಮ್ಯತೆ ಇದೆ. ಯಾಕೆ ಅಂದ್ರೆ ಗಾಂಧೀಜಿ ಅವರು ಏನ್ ಹೇಳ್ತಾ ಇದ್ರು, ನಮ್ಮ ವಸ್ತುಗಳನ್ನ ನಾವು ಪರ್ಚೇಸ್ ಮಾಡಬೇಕು, ಅಂದ್ರೆ ನಾವು ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು. ಅವ್ರದ್ದೊಂದು ಆಂದೋಲನೆ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಹೊರದೇಶದ ವಸ್ತುಗಳನ್ನೆಲ್ಲ ಒಂದ್ಸಾರಿ ಸುಟ್ಟು ಹಾಕಿ ನಮ್ಮ ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು ಅಂತ ಹೇಳ್ಬಿಟ್ಟು ಒಂದು ಚಳುವಳಿನೇ ಮಾಡಿದ್ರು ಅವರು. ಆ ಚಳುವಳಿ ಇವತ್ತಿಗೂ ಕೂಡ ಪ್ರಸ್ತುತ ಅಂತ ಹೇಳ್ಬಿಟ್ಟು ನಮಗೆ ಕಾಣ್ತಾ ಇದೆ.
8: ಓಕೆ ಓಕೆ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟೆ ಸರ್. ಈಗ ಗಾಂಧೀಜಿ ಅವರ ಸರಳ ಜೀವನ, ಉನ್ನತ ಆಲೋಚನೆ ಅನ್ನೋದು ಒಂದು ಮಾತು ನಮಗೆ ಗೊತ್ತು. ಆರ್ಥಿಕ ವಿಷಯದಲ್ಲಿ ಈ ಸರಳತೆ ಅಂದ್ರೆ ಏನು ಸರ್?
7: ಆರ್ಥಿಕ ವಿಷಯದಲ್ಲಿ ಸರಳತೆ ಅಂತ ಹೇಳಿದ್ರೆ, ನಾವು ಸಿಂಪಲ್ ಆಗಿ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಕಾನ್ಸೆಪ್ಟ್ ಇರೋದು.
8: ಓಕೆ,
7: ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂದ್ರೆ ಅದು ಗಾಂಧೀಜಿ ಅವ್ರದ್ದು ಕನಸು. ಅದು ನಾವು ಸಿಂಪಲ್ ಅಂತ ಹೇಳಿದ್ರೆ ಮೊದಲು ನಮಗೆ ಕನಿಷ್ಠ ಆರ್ಥಿಕ ಮೂಲಭೂತ ಸೌಲಭ್ಯಗಳು ಬೇಕು. ಒಬ್ಬ ಮನುಷ್ಯ ಜೀವನ ಮಾಡಬೇಕಾದ್ರೆ ಅವನಿಗೆ ಏನ್ ಬೇಕು? ಆಹಾರ ಬೇಕು, ವಸತಿ ಬೇಕು, ಬಟ್ಟೆ ಬೇಕು, ಒಂದು ಕನಿಷ್ಠ ಆದಾಯ ಬೇಕು. ಇದಿಲ್ದಲೆ ಹೋದ್ರೆ ನಾವು ಎಷ್ಟೇ ಮುಂದುವರೆದ್ರು ಕೂಡ ನಮ್ಮ ರಾಷ್ಟ್ರೀಯ ಆದಾಯ ಹೆಚ್ಚಿಗೆ ಆಗ್ಲಿ, ತಲಾದಾಯ ಹೆಚ್ಚಿಗೆ ಆಗ್ಲಿ, ಆದ್ರೆ ಕುಡಿಯಕ್ ನೀರು ಇಲ್ದಲೆ ಇದ್ರೆ, ಉಡಕ್ ಬಟ್ಟೆ ಸರಿಯಾಗಿಲ್ದಲೆ ಇದ್ರೆ, ಆಹಾರ ನಮಗೆ ಸಿಗ್ತಲೇ ಇಲ್ಲದೆ ಇದ್ರೆ, ನಮಗೆ ನಮ್ದು ಅತಿ ಡೆವಲಪ್ಮೆಂಟ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಡೆವಲಪ್ಮೆಂಟ್ ಅಂತ ಹೇಳಿದ್ರೇನು, ಅಭಿವೃದ್ಧಿ ಅಂತ ಹೇಳಿದ್ರೇನು ಅಂತ ಹೇಳಿದ್ರೆ, ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತೀವಿ ಅದನ್ನ. ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳಿದ್ರೆ ಕನಿಷ್ಠ ಸೌಲಭ್ಯಗಳನ್ನ ಒದಗಿಸುತ್ತಾ ನಾವು ಅಭಿವೃದ್ಧಿ ಪಡೆಯೋದು, ಅಭಿವೃದ್ಧಿ ಹೊಂದತಕ್ಕಂತಹದ್ದು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ನ ಸರಳತೆಗೆ ಅನ್ವಯಿಸುತ್ತೆ ಮತ್ತೆ.
8: ಓಕೆ ಸರ್, ಈಗ ನಮ್ಮ ಮನೆಯ ಅಕ್ಕಪಕ್ಕದ ಸ್ಥಳೀಯ ವ್ಯಾಪಾರಿಗಳಿಂದ ವಸ್ತುಗಳನ್ನ ಕೊಳ್ಳುವುದು ಕೂಡ ಗಾಂಧೀಜಿ ಹೇಳಿದ ಸ್ವದೇಶಿ ತತ್ವದ ಭಾಗವಾಗಿರುತ್ತಾ ಹೇಗೆ ಅಂತ
7: ಅಂದ್ರೆ, ಈಗ ಎಷ್ಟೇ ನಮ್ಮ ದೇಶ ಹಳ್ಳಿಗಳ ದೇಶ ಮೇಡಮ್, ಇನ್ನು
8: ಹೌದು
7: ನಮ್ಮಲ್ಲಿ ಇನ್ನೂ ಕೂಡ 68% ಜನ ಹಳ್ಳಿನಲ್ಲೇ ಇದ್ದಾರೆ. ನಾವು ಹಳ್ಳಿಗಳನ್ನ ಪಟ್ಟಣಗಳ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ ಕನ್ಸಿದ್ರು ಕೂಡ ಅಷ್ಟು ಸುಲಭ ಇಲ್ಲ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ಅವರು ಅಲ್ಲೇ, ಈಗ ಉದಾಹರಣೆಗೆ ಈಗ ಇಷ್ಟೊಂದು ನಾವು ಟಿವಿ ಬಂದಿದೆ, ಮೊಬೈಲ್ ಬಂದಿದೆ, ಎಲ್ಲ ಬಂದ್ರೆ ರೇಡಿಯೋ ಕೇಳೋ ಜನ ಇದ್ದೇ ಇದಾರೆ ಇವತ್ತು. ಯಾಕೆ ಅಂತ ಹೇಳಿದ್ರೆ ರೇಡಿಯೋನಲ್ಲಿ ನಾವು ರೇಡಿಯೋ, ನಮ್ಮ ಮನೆಗೂ ಒಂದು ರೇಡಿಯೋ ಇದೆ, ನಾನು ಕೇಳ್ತಾ ಇಲ್ಲ ಸರಿಯಾಗಿ, ನಮ್ಮ ಮನೆಯವ್ರು ಕೇಳ್ತಾರೆ. ಅವ್ರು ಅಡಿಗೆ ಮಾಡೋಕೆ ಎಲ್ಲ ರೇಡಿಯೋ ಇಟ್ಕೊಂಡಿರ್ತಾರೆ. ನಾನು ಅದನ್ನ ಒಂದೊಂದ್ಸರಿ ಕೇಳಿದಾಗ ಎಷ್ಟೊಂದು ಅದರಲ್ಲಿ ವಿಷಯಗಳು ಅಡಕವಾಗಿದೆ ಮತ್ತೆ ಎಷ್ಟೊಂದು ಜನಗಳು ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಇಷ್ಟೊಂದು ಮುಂದುವರೆದ್ರು ಕೂಡ ರೇಡಿಯೋ ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗಾಗುವಷ್ಟು ವ್ಯಾಪಾರ ಆಗೇ ಆಗತ್ತೆ, ದೊಡ್ಡವರಿಗಾಗುವಷ್ಟು ವ್ಯಾಪಾರ ಆಗೇ ಆಗತ್ತೆ. ಆಮೇಲೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆಗೂ ಜನಗಳು ಅವರವರ ಆದಾಯಕ್ಕೆ ತಕ್ಕಂತೆ ಅವರವರ ಕೊಳ್ಳುವ ಶಕ್ತಿ ತಕ್ಕಂತೆ ವಸ್ತುಗಳನ್ನು ತಗೊಳ್ತಾರೆ.
9: ಓಕೆ ಓಕೆ,
7: ಹಾಗಾಗಿ ಅವರಿಗೂ ಕೂಡ ಲೈಫ್ ಇದೆ ಇಲ್ಲ ಅಂತಿಲ್ಲ.
9: ಓಕೆ ಓಕೆ ಸರ್, ಈಗ ಚರಕ ಮತ್ತು ಖಾದಿ ಕೇವಲ ಬಟ್ಟೆ ಅಷ್ಟೇ ಅಲ್ಲ, ಅದೊಂದು ಆರ್ಥಿಕ ಶಕ್ತಿ ಅನ್ನೋದಕ್ಕೆ ಕಾರಣ ಏನು ಸರ್?
7: ಮೇಡಮ್, ಈಗ ನಮ್ಮದು ನಮ್ಮಲ್ಲಿ ಇವತ್ತಿಗೂ ಕೂಡ ಸಣ್ಣ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳು ಹೆಚ್ಚಿಗೆ ಇದೆ.
9: ಓಕೆ,
7: ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ನೀಗ್ಸೋದಕ್ಕೆ ಈ ಸಣ್ಣ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳು ಬಹಳ ಒತ್ತು ನೀಡಬೇಕಾಗಿದೆ. ಈಗ ನಮ್ದು ಎಷ್ಟೇ ನಾವು ದೊಡ್ಡ ಕೈಗಾರಿಕೆಗಳು ಮಧ್ಯಮ ಪ್ರಮಾಣಗಳ ಕೈಗಾರಿಕೆಗಳು ಇದ್ರೂ ಕೂಡ ನಮ್ಮ ದೇಶದ ಎಕ್ಸ್ಪೋರ್ಟ್ ಸಣ್ಣ ಕೈಗಾರಿಕೆಗಳಲ್ಲಿ ಹೆಚ್ಚಿಗೆ ಇದೆ. ಸಣ್ಣ ಕೈಗಾರಿಕಾ ಉತ್ಪನ್ನಗಳಿಂದ ನಮಗೆ ವಿದೇಶಿ ವಿನಿಮಯ ಹೆಚ್ಚಿಗೆ ಸಿಗ್ತಾ ಇದೆ. ಅಂದ್ರೆ ಅರ್ಥ ನಾವು ಸಣ್ಣ ಕೈಗಾರಿಕೆಗಳನ್ನ ಬಲಪಡಿಸಬೇಕು ಅಂತಕ್ಕಂಥದ್ದು. ಇವತ್ತಿನ ನೋಡಿ ಗೃಹ ಕೈಗಾರಿಕೆಗಳು ಈಗೆಲ್ಲ ಈಗ ಮಹಿಳಾ ಸಬಲೀಕರಣ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಹೆಚ್ಚಿಗೆ ಸಾಲ ಎಲ್ಲ ಕೊಡ್ತಾರೆ, ಅವರು ಅನೇಕ ಉದ್ಯಮಗಳಲ್ಲಿ ತೊಡ್ಕೊಂಡಿದ್ದಾರೆ. ಒಂದು ಹಪ್ಪಳ ಮಾಡೋದಾಗ್ಲಿ, ಸಂಡಿಗೆ ಮಾಡೋದಾಗ್ಲಿ, ಉಪ್ಪಿನಕಾಯಿ ಮಾಡೋದಾಗ್ಲಿ, ಇವೆಲ್ಲ ಗೃಹ ಕೈಗಾರಿಕೆಗಳು ಹೆಚ್ಚಿಗೆ ಬಂಡವಾಳ ಇಲ್ಲದೆ ಮಾಡತಕ್ಕಂಥದ್ದು. ಆಮೇಲೆ ಅವನ್ನ ಎಷ್ಟು ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿಗೆ ಲಾಭ ಪಡಿತಕ್ಕಂಥವ್ರನ್ನು ಕೂಡ ನಾವು ಕಾಣ್ತಾ ಇದೀವಿ. ಹಾಗಾಗಿ ಅವರು ಏನು ಸಣ್ಣ ಕೈಗಾರಿಕೆಗಳು ಗೃಹ ಕೈಗಾರಿಕೆಗಳು ಬೇಕು ಅಂತ ಹೇಳಿದ್ರು, ಇವಾಗ ಅದು ಪ್ರಸ್ತುತ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ.
9: ಓಕೆ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ಸರ್, ಇವತ್ತಿನ ಆನ್ಲೈನ್ ಶಾಪಿಂಗ್ ಮತ್ತೆ ಕ್ರೆಡಿಟ್ ಕಾರ್ಡ್ ಯುಗದಲ್ಲಿ ಗಾಂಧೀಜಿ ಅವರ ಸರಳತೆಯ ಸಿದ್ಧಾಂತ ನಮಗೆ ಹೇಗೆ ಹಣ ಉಳಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದಾ?
7: ಈಗ ಕ್ರೆಡಿಟ್ ಕಾರ್ಡ್ ಮೇಡಮ್ ಎಷ್ಟು ಜನ ಇಟ್ಕೊಂಡಿದ್ದಾರೆ ನಮ್ಮಲ್ಲಿ ಇವತ್ತಿಗೂ ಕೂಡ? ನೀವು ಒಂದು ಹಳ್ಳಿಯಲ್ಲಿ ಸರ್ವೆ ಮಾಡಿದ್ರೆ ಅಲ್ಲಿ 1000 ಜನ ಇದ್ರೆ ಒಂದು 50 ಜನರ ಕ್ರೆಡಿಟ್ ಕಾರ್ಡ್ ಇರಲ್ಲ. ನಾವು ಸಿಟಿನಲ್ಲೇ ಇರಬಹುದು, ಆದ್ರೆ ನಮ್ಮ ಗಾಂಧೀಜಿಯವರದು ಗ್ರಾಮೀಣ ಬದುಕು ಉತ್ತಮಗೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕನಸು. ಹಾಗಾಗಿ ನೀವು ಕ್ರೆಡಿಟ್ ಆನ್ಲೈನ್ ಎಷ್ಟು ಜನ ತರಿಸ್ತಾರೆ ನೋಡಿ, ನೀವು ಹಳ್ಳಿಗಳಲ್ಲಿ ಎಷ್ಟು ಜನ ಆನ್ಲೈನ್ ನಲ್ಲಿ ವಸ್ತುಗಳನ್ನು ತರಿಸ್ತಾರೆ, ಎಷ್ಟು ಜನ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದಾರೆ? ಇವತ್ತಿಗೂ ಕೂಡ ಲೆಕ್ಕ ಹಾಕಿದ್ರೆ ಬಹಳ ಕಡಿಮೆ ಜನ ಅದು ಹಳ್ಳಿಗಳಲ್ಲಿ ಒಟ್ಟು ತಗೊಂಡ್ರೆ 10% ಕೂಡ ಇವತ್ತಿನ ಕೂಡ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತಾ ಇಲ್ಲ, ಆನ್ಲೈನ್ ನಲ್ಲಿ ವಸ್ತುಗಳನ್ನ ತರಿಸ್ತಾ ಇಲ್ಲ. ಅವ್ರು ಇನ್ನೂ ಕೂಡ ಸಂತೆನಲ್ಲಿ ವಸ್ತುಗಳನ್ನ ತಗೊಂಡ್ಬರ್ತಾರೆ, ಆಮೇಲೆ ಅವ್ರಿಗೆ ಗೊತ್ತಿರೋ ಅಂಗಡಿಗಳಲ್ಲಿ ತರ್ತಾರೆ. ಇವತ್ತಿಗೂ ಅದು ನಡೀತಾ ಇದೆ. ಹಾಗಾಗಿ ನಾವ್ ಎಷ್ಟೇ ಹಿಂಗ್ ಮುಂದುವರೆದ್ರು ಕೂಡ ಇನ್ನೂ ನಮ್ಮ ದೇಶದಲ್ಲಿ ಆ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಇನ್ನೂ ಕೂಡ ಅಡಕವಾಗಿದೆ ಮತ್ತೆ ಪ್ರಸ್ತುತ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ.
9: ಓಕೆ ಸರ್, ಓಕೆ. ಯಾವ ಕೆಲಸವೂ ಕೀಳಲ್ಲ ಎನ್ನುವ ಗಾಂಧೀಜಿಯವರ ಆಲೋಚನೆ ಇವತ್ತಿಗೂ ಯುವಕರ ಉದ್ಯೋಗದ ಮನಸ್ಥಿತಿ ಹೇಗೆ ದಾರಿ ದೀಪವಾಗುತ್ತೆ ಅಂತ ಹೇಳ್ಬೋದಾ?
7: ಮೇಡಮ್, ಮನೋಸ್ಥಿತಿ ಅಥವಾ ಮನೋಭಾವನೆ ನಮ್ಮ ದೇಶದಲ್ಲಿ ಜನಗಳು ಅದನ್ನ ಬದಲಾವಣೆ ಮಾಡ್ಕೋಬೇಕು. ಅಮೆರಿಕಾದಲ್ಲಿ ಇವತ್ತು ಶೂ ಪಾಲಿಶ್ ಮಾಡಿ ಓದ್ತಾರೆ. ಆಮೇಲೆ ಅದೇ ರೀತಿ ಮುಂದುವರೆದ ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು ಅಮೆರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇವೆಲ್ಲ ಮುಂದುವರೆದ ರಾಷ್ಟ್ರಗಳು ಅಂತ ಕರಿತೀವಲ್ಲ, ಅಲ್ಲಿ ಈ ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ಬಿಟ್ಟು ಏನಿದೆ ಅದಕ್ಕೆ ಏನೋ ಒಂದು ಅದನ್ನ ಅವ್ರೇನು ಅನ್ಕೊಳ್ಳೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವ ಕೆಲಸನೂ ಕೂಡ ಕೀಳಲ್ಲ, ಯಾವ ಕೆಲಸನೂ ಮೇಲಲ್ಲ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಈಗ ಅವತ್ತು ಒಂದು ಹೋಟೆಲ್ ನಲ್ಲಿ ಸಪ್ಲೈ ಮಾಡ್ಬಿಟ್ಟು ಓದ್ತಾ ನಾನು. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಮನೋಭಾವ ಆ ರೀತಿ ಇರ್ತಕ್ಕಂಥದ್ದು ಅಷ್ಟೇನೆ. ನಮ್ಮಲ್ಲಿ ಏನೋ ಒಂದು ಶೂ ಪಾಲಿಶ್ ಮಾಡಿದ್ರೆ ಅದು ಕೀಳು ಅಂತಕ್ಕಂಥದ್ದು, ಯಾವ್ದೋ ಸಪ್ಲೈ ಮಾಡಿ ಓದಕ್ ಬರ್ತಾನೆ ಅದು ಕೀಳು ಅಂತಕ್ಕಂಥದ್ದು, ಏನೋ ಒಂದು ಫುಟ್ಪಾತ್ ನಲ್ಲಿ ಏನೋ ಮಾರಾಟ ಮಾಡ್ಬಿಟ್ಟು ಅವ್ನು ಓದ್ತಾನೆ ಅಂದ್ರೆ ಅದು ಕೀಳು ಅಂತಕ್ಕಂಥದ್ದು, ಆ ಕೀಳರ್ಮೆ ನಮ್ಮಲ್ಲಿರೋದು. ಆದ್ರೆ ನಮ್ಮ ಒಂದು ಅಭಿವೃದ್ಧಿ ಹೊಂದ ಇರ್ತಕ್ಕಂಥ ರಾಷ್ಟ್ರ ನಮ್ದು ಬಹಳ ಫಾಸ್ಟ್ ಆಗಿ ಅಭಿವೃದ್ಧಿ ಹೊಂದ ಇರ್ತಕ್ಕಂಥ ರಾಷ್ಟ್ರ ಇವಾಗ ಚೈನಾ. ನಾವು ಈಗ ನಮ್ಮ ಮನೋಭಾವನೆ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ಇನ್ನೂ ಬದಲಾವಣೆ ಆಗ್ಬೇಕು. ಹಾಗಾಗಿ ಡಿಗ್ನಿಟಿ ಆಫ್ ಲೇಬರ್ ಅಂತಕ್ಕಂಥದ್ದು ಯಾವುದು ಇಲ್ಲ, ಇರಬಾರ್ದು, ಯಾವುದು ಕೂಡ ಇಲ್ಲ. ಎಲ್ಲಾ ಕೆಲಸನು ಒಂದು ಎಲ್ಲಾ ಕೆಲಸಕ್ಕೂ ಒಂದು ಕೌಶಲ್ಯ ಇರುತ್ತೆ. ಸಣ್ಣ ಕೆಲಸ ಆಗಿರ್ಲಿ ದೊಡ್ಡ ಕೆಲಸ ಆಗಿರ್ಲಿ ಒಂದು ಕೌಶಲ್ಯ ಇರುತ್ತೆ, ಕೌಶಲ್ಯಕ್ಕೆ ಬೆಲೆ ಕೊಡ್ಬೇಕು ನಾವು. ಹಾಗಾಗಿ ನಾವು ಎಲ್ಲಾ ಕೆಲಸನು ಒಂದೇ, ಯಾವ್ದು ಕೀಳಲ್ಲ ಯಾವ್ದು ಮೇಲಲ್ಲ ಅಂತ ತಿಳ್ಕೊಂಡು ನಾವು ಆ ಒಂದು ಕೆಲಸಕ್ಕೆ ಮಾನ್ಯತೆ ಕೊಟ್ರೆ, ನಮ್ಮ ಮನೋಭಾವನೆ ಬದಲಾದ್ರೆ ಖಂಡಿತ ನಮ್ಮ ಗಾಂಧೀಜಿಯವರು ಒಂದು ಏನ್ ಅನ್ಕೊಂಡಿದ್ರು ಅದು ಇನ್ನು ಇವತ್ತಿಗೂ ಪ್ರಸ್ತುತ ಅಂತ ನಾನು ಅನ್ಕೊಂತೀನಿ.
9: ಓಕೆ ಸರ್, ಈಗ ಬೃಹತ್ ಫ್ಯಾಕ್ಟರಿಗಳಿಗಿಂತ ಪ್ರತಿಯೊಬ್ಬರಿಗೂ ಕೆಲಸ ಕೊಡುವ ಸಣ್ಣ ಗೃಹ ಉದ್ಯಮಗಳಿಗೆ
8: ಗಾಂಧೀಜಿ ಅವರ ಯಾಕೆ ಹೆಚ್ಚು ಒತ್ತು ನೀಡುತ್ತೆ ಅಂತ ಹೇಳ್ಬೋದಾ?
7: ಅಂದ್ರೆ ಅವ್ರದ್ದು ಗಾಂಧೀಜಿ ಅವರದು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ.
8: ಓಕೆ,
7: ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂದ್ರೆ ಶ್ರಮ ಆಧಾರಿತ ತಂತ್ರಜ್ಞಾನ ಅಂತ ಹೇಳ್ಬಿಟ್ಟು, ನಾವ್ ಏನೇ ಕೈಗಾರಿಕೆ ಮಾಡಿದ್ರು ಕೂಡ ಜನರಿಗೆ ಕೆಲಸ ಕೊಡಿ ಅಂತ ಅವ್ರು ಹೇಳ್ತಾರೆ. ಇನ್ನೊಂದು ಟೆಕ್ನಾಲಜಿ ಬಂಡವಾಳ ಆಧಾರಿತ ಟೆಕ್ನಾಲಜಿ ಅಂತ ಒಂದಿದೆ. ಬಂಡವಾಳ ಆಧಾರಿತ ಟೆಕ್ನಾಲಜಿಯಲ್ಲಿ ಮಿಷಿನ್ಗಳು ಹೆಚ್ಚು ಕೆಲಸ ಮಾಡುತ್ತೆ, ಜನಗಳು ಕಡಿಮೆ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮಂತ ದೇಶಕ್ಕೆ ಅವ್ರು ಹೇಳೋದು, ಗಾಂಧೀಜಿ ಅವ್ರು ಹೇಳಿದ್ದು, ಶ್ರಮದ ಆಧಾರಿತ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ, ಜನಗಳಿಗೆ ಕೆಲಸ ಕೊಡಿ, ಅವ್ರಿಗೆ ಉದ್ಯೋಗ ಕೊಡಿ, ಇದರಿಂದ ನಿರುದ್ಯೋಗ ಪ್ರಮಾಣ ಕಡಿಮೆ ಆಗತ್ತೆ ಅಂತ ಹೇಳಿದರು.
8: ಓಕೆ ಸರ್, ಸೊ ಈಗ ನಮ್ಮ ಹಳ್ಳಿಗಳು ಮತ್ತು ಸ್ಥಳೀಯ ಸಂತೆಗೆ ಆರ್ಥಿಕವಾಗಿ ಶಕ್ತಿ ನೀಡಿದ್ರೆ ಇಡೀ ದೇಶ ಹೇಗೆ ಬೆಳೆಯುತ್ತೆ?
7: ಮೇಡಮ್, ಈಗ ಎಲ್ಲರದ ಆದಾಯ ಜಾಸ್ತಿ ಆಗ್ಬೇಕು. ಆದಾಯ ಈಗ ಹಳ್ಳಿಗಳಲ್ಲಿ ಜನರ ಆದಾಯ ಜಾಸ್ತಿ ಆದ್ರೆ ಪೇಟೆನಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ದುಡ್ಡು ಬರುತ್ತೆ.
8: ಹೌದು, ಖಂಡಿತ.
7: ಈಗ ಬೆಳೆ ಫೇಲ್ಯೂರ್ ಆಯ್ತು, ಸಮಸ್ಯೆ ಆಯ್ತು ಅಂತ ಅವರೇ ಸಂಕಷ್ಟ ಇದ್ರೆ ಅವ್ರು ಪೇಟೆಗೆ ಬರೋದು ಕಡಿಮೆ ಆಗುತ್ತೆ, ಪೇಟೆನಲ್ಲಿರ್ತಕ್ಕಂಥ ಬಿಸ್ನೆಸ್ ಕಮ್ಮಿ ಆಗುತ್ತೆ. ಹಾಗಾಗಿ ಒಂದಕ್ಕೊಂದು ಲಿಂಕ್ ಇದೆ. ಪೇಟೆನಲ್ಲಿ ವ್ಯಾಪಾರ ಜಾಸ್ತಿ ಆಗ್ಬೇಕು ಅಂದ್ರೆ ಹಳ್ಳಿಗಳ ಜನರ ಆದಾಯ ಜಾಸ್ತಿ ಆಗಬೇಕು. ಹಳ್ಳಿಗಳ ಜನರ ಆಸ್ತಿ, ಹಳ್ಳಿಗಳ ಜನರ ಆದಾಯ ಜಾಸ್ತಿ ಮಾಡೋದಕ್ಕೆ ಕ್ರಮಗಳನ್ನು ಕೈಗೊಳ್ಬೇಕಾಗಿದೆ ಮೇಡಮ್.
8: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ಈಗ ಶಾಲಾ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಗಾಂಧಿ ಅರ್ಥಶಾಸ್ತ್ರಜ್ಞವನ್ನ ಕೇವಲ ಇತಿಹಾಸವಾಗಿ ಓದಿಸದೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಹೇಗೆ ತಲುಪಬಹುದು ಅಂತ?
7: ಪ್ರಾಯೋಗಿಕವಾಗಿ ತಲುಪಬೇಕು ಅಂತ ಹೇಳಿದ್ರೆ ಅಲ್ಲಿ ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡಬೇಕು ಮೇಡಮ್ ಅಷ್ಟೇ.
8: ಖಂಡಿತ ಸರ್.
7: ಯಾಕೆ ಅಂತ ಹೇಳಿದ್ರೆ ಥಿಯರಿ ಇರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಡ್ಬೇಕು. ಸುಮ್ನೆ ಕತೆ ಹೇಳ್ದಂಗೆ ಹೇಳಿ ಪರೀಕ್ಷೆ ಬರೀರಿ ಅಂತ ಹೇಳಿದ್ರೆ ಅವ್ರಿಗೆ ಹುಡುಗರಿಗೆ ಏನೋ ಅದೇ ಗಾಂಧೀಜಿ ಏನೋ ಹೇಳಿದ್ರು ಬರೆದ್ರು ಅಂತ ಆಗುತ್ತೆ. ಅವ್ರು ಹೇಳ್ಬೇಕು ಗಾಂಧೀಜಿ ಪ್ರಿನ್ಸಿಪಲ್ ಪಾಠ ಮಾಡ್ಬೇಕಾರೆ ನೋಡಿ, ಇವ್ರು ಅಹಿಂಸೆ ಹೇಳಿದ್ದಾರೆ, ಇವತ್ತಿನ ಭಯೋತ್ಪಾದನೆ ಎಷ್ಟು ಜಾಸ್ತಿ ಆಗ್ತಾ ಇದೆ, ಆ ಭಯೋತ್ಪಾದನೆ ಅಶಾಂತಿ ಕಾರಣ ಏನು, ಅದಕ್ಕೋಸ್ಕರ ಗಾಂಧಿ ಅವರು ಅಹಿಂಸಾ ತತ್ವ ಹೇಳಿದ್ರು, ಅದು ಇವತ್ತಿಗೂ ಪ್ರಸ್ತುತ ಅಂತ ಅವ್ರು ಹೇಳ್ಬೇಕು. ಪ್ರತಿಯೊಂದು ತತ್ವನು ಕೂಡ ಪಾಠ ಮಾಡೋದ್ರ ಮೇಲೆ ಹೋಗುತ್ತೆ ಮೇಡಮ್.
8: ಖಂಡಿತ,
7: ನಾವು ಕರೆಕ್ಟ್ ಆಗಿ ಪಾಠ ಮಾಡಿದ್ರೆ ಅವ್ರ ಮನ್ಸಿಗೆ ತಟ್ಟುತ್ತೆ, ಅವಾಗ ಅವ್ರ ಜ್ಞಾನೋದಯ ಆಗತ್ತೆ. ಅವಾಗ ಗಾಂಧೀಜಿ ಬರೀ ಪರೀಕ್ಷೆಗಲ್ಲ, ಜೀವನಕ್ಕೂ ಮಾದರಿ ಅಂತ ತಿಳ್ಕೊಂತಾರೆ ಮೇಡಮ್.
8: ಸೂಪರ್ ಸೂಪರ್ ಸರ್. ಸೊ ಈಗ ಕೊನೆಯಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಗಾಂಧಿಯನ್ ಎಕನಾಮಿಕ್ಸ್ ನ ಯಾವುದಾದ್ರೂ ಒಂದು ಸರಳ ಸೂತ್ರ ಹೇಳ್ಬೋದಾ ಸರ್?
7: ಸರಳ ಸೂತ್ರ ಅಂದ್ರೆ ಮೇಡಮ್, ಒಂದ್ ಸೂತ್ರನೇ ಇದೆ, ಅವರೇ ಹೇಳಿದ್ದಾರೆ, ದೇಶದಲ್ಲಿರ್ತಕ್ಕಂತ ಸಂಪನ್ಮೂಲಗಳು ದೇಶದ ಜನರ ಆಸೆಗಳನ್ನು ಪೂರೈಸುತ್ತವೆ, ಆದರೆ ಅವರ ದುರಾಸೆ ಅಲ್ಲ. ಅಂದ್ರೆ ನಮ್ಮಲ್ಲಿ ಯಾಕೆ ನಮ್ಮ ದೇಶದಲ್ಲಿ ಸಮಸ್ಯೆಗಳಾಗಿರೋದು ಅಂತ ಹೇಳಿದ್ರೆ, ಗಾಂಧೀಜಿಯನ್ ಪ್ರಿನ್ಸಿಪಲ್ ಇದು, ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ದುರಾಸೆ, ದುಡ್ಡು ಮಾಡಿದ್ರೆ ಇನ್ನೂರು ಮಾಡ್ಬೇಕಂತ ಹೋಗ್ತೀವಿ, ಸಾಕು ಅನ್ನೋ ಕಲ್ಪನೆ ಇಲ್ಲ. ನಮ್ಗೆ ಎಷ್ಟು ಕೊಟ್ಟರು ಕೂಡ ಸಾಕಾಗೋದಿಲ್ಲ, ಆದ್ರೆ ನಮ್ಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಗಾಂಧೀಜಿ ಹೇಳಿರೋದು ಅದೇನೆ, ಆಸೆ ಇಟ್ಕೊಳ್ಳಿ ಸಿಂಪಲ್ ಆಗಿ. ಅದೇ ದುರಾಸೆ ಯಾತಕ್ಕೆ ನಿಮ್ಗೆ, ದುರಾಸೆನೆ ನಿಮ್ ಜೀವನ ಹಾಳು ಮಾಡುತ್ತೆ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆಸೆಗಳೇ ಹೊರತು ದುರಾಸೆ ಅಲ್ಲ ಅಂತ ಹೇಳ್ಬಿಟ್ಟು, ಅದು ಗಾಂಧೀಜಿ ಹೇಳಿರ್ತಕ್ಕಂಥದ್ದು, ಅದನ್ನೇ ನಾನು ಪ್ರತಿಪಾದಿಸಕ್ಕೆ ಇಷ್ಟಪಡ್ತೀನಿ ಮೇಡಮ್.
8: ಓ ಸೂಪರ್ ಸರ್. ಓಕೆ ಸರ್, ಇಷ್ಟೊತ್ತು ಗಾಂಧೀಜಿ ಅಂದ್ರೆ ಕೇವಲ ಇತಿಹಾಸದ ಪುಟಗಳಲ್ಲಿರುವ ನಾಯಕರಷ್ಟೇ ಅಲ್ಲ, ಇವತ್ತಿನ ಪ್ರತಿಯೊಂದು ಆರ್ಥಿಕ ಸಮಸ್ಯೆಗಳಿಗೂ ಅವರ ಚಿಂತನೆಗಳಲ್ಲಿ ಪರಿಹಾರವಿದೆ ಅನ್ನೋದು ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಇಷ್ಟೊತ್ತು ತಮ್ಮೆಲ್ಲ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಸರ್.
7: ಥ್ಯಾಂಕ್ ಯು ಮೇಡಮ್.
10: ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಕಮಲಾ ನೆಹರು ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಸತ್ಯನಾರಾಯಣ್ ಸರ್ ಅವರು, ದೇಶದ ಜನರ ಆಸೆಗಳನ್ನು ಪೂರೈಸುತ್ತೇವೆ, ದುರಾಶೆಯನ್ನಲ್ಲ ಎನ್ನುವ ಗಾಂಧಿಯವರ ಪ್ರಸಿದ್ಧ ಸೂತ್ರ ಹಾಗೂ ಸರಳ ಜೀವನ, ಉನ್ನತ ಆಲೋಚನೆಯ ಮಾತುಗಳನ್ನು ಎಷ್ಟು ಸುಂದರವಾಗಿ ವಿವರಿಸಿದರು. ಗಾಂಧೀಜಿ ಅಂತಂದ್ರೆ ಕೇವಲ ಇತಿಹಾಸದ ಪುಟಗಳಲ್ಲಿರುವ ನಾಯಕರಷ್ಟೇ ಅಲ್ಲ, ಅವರ ಪ್ರತಿಯೊಂದು ಸಿದ್ಧಾಂತವು ಇವತ್ತಿನ ಬದುಕಿಗೆ ಮಾರ್ಗದರ್ಶಿ ಅನ್ನುವುದನ್ನು ಸ್ಪಷ್ಟಪಡಿಸಿದ ಪ್ರೊಫೆಸರ್ ಸತ್ಯನಾರಾಯಣ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಗಾಂಧಿ ಜಯಂತಿಯ ಈ ವಿಶೇಷ ಗಾಂಧಿಯನ್ ಎಕನಾಮಿಕ್ಸ್ ಸಂವಾದವನ್ನು ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಎಸ್, ವೆಲ್ಕಮ್ ಬ್ಯಾಕ್. ಗಾಂಧಿ ಜಯಂತಿಯ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಗಾಂಧಿ ಜಯಂತಿಯ ಗಾಂಧಿಯನ್ ಎಕನಾಮಿಕ್ಸ್ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಈಗ ನಮ್ಮೊಂದಿಗೆ ಡಾಕ್ಟರ್ ಜಯಂತಿ ಅವರು. ಇವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ್ರು. ಈಗ ಸೇವೆಯಿಂದ ನಿವೃತ್ತಿ ಪಡೆದು ಒಬ್ಬ ಲೇಖಕಿಯಾಗಿ ತಮ್ಮ ಬರವಣಿಗೆಯಿಂದ ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಈಗ ಇವತ್ತಿನ ದಿನ ನಮ್ಮ ಗಾಂಧಿ ಜಯಂತಿಯ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಸಾಮಾನ್ಯವಾಗಿ ನಾವೀಗ ಗಾಂಧೀಜಿಯವರನ್ನ ರಾಜಕೀಯ ಹಾಗೂ ನೈತಿಕ ನಾಯಕರೆಂದೇ ನೋಡ್ತೇವೆ.
3: ಒಬ್ಬ ಆರ್ಥಿಕ ಚಿಂತಕಿಯಾಗಿ ಆ ಗಾಂಧೀಜಿ ಅವರ ಮೂಲ ಆಲೋಚನೆ ಏನಾಗಿತ್ತು ಅಂತ ಹೇಳ್ಬೋದಾ ಮ್ಯಾಮ್?
5: ಖಂಡಿತ. ನಾವು ಬಹಳಷ್ಟು ಬಾರಿ ಹಾಗೆ ಮಾಡ್ಬಿಡ್ತೀವಿ, ಒಬ್ಬ ವ್ಯಕ್ತಿಯನ್ನ ಯಾವುದೋ ಒಂದು ವಿಷಯಕ್ಕೇನೆ ಸೀಮಿತಗೊಳಿಸ್ಬಿಟ್ಟು ಅವರ ಬಹುಮುಖ ಪ್ರತಿಭೆಯನ್ನ ಗುರುತಿಸುವಂತ ಪ್ರಯತ್ನಕ್ಕೆ ಹೋಗಲ್ಲ, ಅದನ್ನೇ ಹೈಲೈಟ್ ಮಾಡ್ಕೊಂಡು ಹೋಗ್ತೀವಿ. ಗಾಂಧಿ ಕೂಡ ಹಾಗೆ ಆಯ್ತು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಬ್ಬ ನಾಯಕರಾಗಿ ಆ ಸ್ವಾತಂತ್ರ್ಯ ಚಳವಳಿಯನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಕೊಂಡೊಯ್ದಂತಹ ಒಬ್ಬ ಮಹಾನ್ ನಾಯಕ ಅಂತ ಅನ್ನಿಸ್ಕೊಂಡ್ರು. ಆದ್ರೆ ಗಾಂಧೀಜಿಯವರಲ್ಲಿ ಸುಪ್ತವಾಗಿ ಅಡಗಿದಂತಹ ಆರ್ಥಿಕ ಚಿಂತನೆಗಳು ನಂತರದಲ್ಲಿ ಅದು ಎಷ್ಟು ಆಳವಾಗಿ ನಾವು ಹೆಕ್ತಾ ಹೋದ್ವೋ ಅಷ್ಟೊಂದು ಹೊರಗೆ ಬರ್ಲಿಕ್ಕೆ ಶುರುವಾಯ್ತು. ವಿಶ್ವದೆಲ್ಲೆಡೆ ಗಾಂಧೀಜಿಯವರನ್ನ ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞ ಅಂತಾನೆ ಗುರುತಿಸ್ತಾರೆ. ಯಾಕೆಂದ್ರೆ ಗಾಂಧೀಜಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿ ಹಾಕೊಂಡು ಅವರ ಸತ್ಯ, ಅಹಿಂಸೆ ಆ ತರದ ಕೆಲವು ಬಹಳ ಸರಳವಾದ ಉಪಕರಣಗಳಲ್ಲಿ ಇಟ್ಕೊಂಡು ದೇಶವನ್ನ ಫಸ್ಟ್ ಸ್ವಾತಂತ್ರ್ಯ ಮಾಡುವಂತ ಗಮನ ಹರಿಸಿದ್ರು ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಕೂಡ ತಮ್ಮ ಚಿಂತನೆಯನ್ನ ಹರಿಬಿಟ್ಟಿದ್ರು. ಅವರಿಗೆ ಗಾಂಧೀಜಿ ಆಗ ಅವಧಿಯಲ್ಲಿ ಕೊಟ್ಟಂತಹ ಆರ್ಥಿಕ ಚಿಂತನೆ ಏನಿದೆಯಲ್ಲ, ಅದು ಭಾರತಕ್ಕೆ ಅತ್ಯಗತ್ಯವಾಗಿ ಬೇಕಾದಂತಹ ಆರ್ಥಿಕ ಚಿಂತನೆ. ಆದ್ರೆ ಈಗ ಏನಾಗಿದೆ ಅಂದ್ರೆ, ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ಭಾರತ ಗುರುತಿಸ್ಕೊಂಡ ಮೇಲೆ ನಾವು ಗಾಂಧೀಜಿಯಿಂದ ಬಹಳ ಬಹಳ ಬಹಳ ದೂರ ಬಂದ್ಬಿಟ್ಟಿದೀವಿ ಗಾಂಧಿ ಚಿಂತನೆಯಿಂದ. ಅದಕ್ಕೆ ತುಂಬಾ ಜನರಲ್ಲಿ ಒಂದು ಜಿಜ್ಞಾಸೆ ಏನಿದೆ ಅಂದ್ರೆ, ಕ್ಯಾನ್ ವಿ ಗೋ ಬ್ಯಾಕ್ ಟು ಗಾಂಧಿಯನ್ ಇಕಾನಮಿ ಅಂತ. ಗಾಂಧಿ ಹೇಳಿದ ಅರ್ಥ ವ್ಯವಸ್ಥೆಗೆ ನಾವು ಹಿಂತಿರುಗಬಹುದಾ ಅಂದ್ರೆ ತುಂಬಾನೇ ಕಷ್ಟ ಇದೆ. ಯಾಕೆಂದ್ರೆ ನಮ್ಗೆ ಕಾಣದಷ್ಟು ನಾವೀಗ ಮುಂದೆ ಬಂದ್ಬಿಟ್ಟಿದೀವಿ. ಆದ್ರೆ ಆಗ ಸ್ವಾತಂತ್ರ್ಯ ಬರೋಕ್ ಮುಂಚೆ, ಸ್ವಾತಂತ್ರ್ಯದ ಬಂದಾದ್ಮೇಲೆ ತಕ್ಷಣದ ಅವಧಿಯಲ್ಲಿ ಭಾರತದ ಅಭಿವೃದ್ಧಿಗೆ ಗಾಂಧೀಜಿಯವರ ಆರ್ಥಿಕ ಚಿಂತನೆ ಬಹಳ ಒಂದು ಭದ್ರ ಬುನಾದಿಯನ್ನೇ ಹಾಕೊಡ್ತು ಅಂದ್ರೆ ತಪ್ಪೇನೂ ಇಲ್ಲ.
4: ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಈಗ ಮ್ಯಾಮ್, ಈಗ ಗಾಂಧೀಜಿ ಅವರ ಸ್ವದೇಶಿ ಪರಿಕಲ್ಪನೆ ಮತ್ತು ಆರ್ಥಿಕ ಸ್ವಾವಲಂಬನೆ ಒಂದಕ್ಕೊಂದು ಹೇಗೆ ಪೂರಕವಾಗಿತ್ತು ಅಂತ ಹೇಳ್ಬೋದಾ?
5: ಹಾ, ಇದು ಬಹಳ ಮುಖ್ಯ. ಗಾಂಧೀಜಿ ನೋಡಿ, ತಮ್ಮ ಆರ್ಥಿಕ ಚಿಂತನೆಗಳಲ್ಲಿ ಅವರು ದೊಡ್ಡ ಕೈಗಾರಿಕೆಗಳನ್ನಾಗ್ಲಿ ಅಥವಾ ಯಾಂತ್ರೀಕರಣವನ್ನಾಗ್ಲಿ ಯಾವತ್ತೂ ಸಪೋರ್ಟ್ ಮಾಡ್ಲಿಲ್ಲ ಗಾಂಧಿ. ಯಾಕೆಂದ್ರೆ ಆಗ ಭಾರತ ಆ ವಿಚಾರಗಳಲ್ಲಿ ತುಂಬಾನೇ ಹಿಂದುಳಿದಿತ್ತು. ನಮ್ಮ ಗುಡಿ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು, ಸ್ಥಳೀಯವಾಗಿ ಸಿಗ್ತಾ ಇದ್ದಂತಹ ಸಂಪನ್ಮೂಲಗಳನ್ನ, ಸ್ಥಳೀಯವಾಗಿ ಇದ್ದಂತಹ ಶ್ರಮವನ್ನ ಬಳಸ್ಕೊಂಡು ಉತ್ಪಾದನೆಯನ್ನ ಮಾಡಿ ನಮಗೆಷ್ಟು ಬೇಕೋ ಅದನ್ನ ಸಂತೃಪ್ತಿಯಾಗಿ ಪಡ್ಕೊಳ್ಳುವಂತಹ ಒಂದು ಪರಿಕಲ್ಪನೆ ಗಾಂಧೀಜಿಯವರಿಗಿದ್ದು. ಸ್ವಾವಲಂಬನೆ ಇರಬೇಕು ನಮ್ಗೆ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಗಾಂಧೀಜಿಯವರಿಗೆ ಇದ್ದಿದ್ದು. ಮತ್ತೆ ನಿಮ್ಗೆಲ್ರಿಗೂ ಗೊತ್ತು, ಅರ್ಥಶಾಸ್ತ್ರನೇ ಓದ್ಬೇಕು ಅಂತಿಲ್ಲ, ಇತಿಹಾಸ ಕೂಡ ತಿಳಿಸತ್ತೆ ನಮ್ಗೆ. ಭಾರತ ಒಂದು ಹಳ್ಳಿಗಳ ದೇಶ, ಹಳ್ಳಿಗಳ ಅಭಿವೃದ್ಧಿ ಆದರೆ ಮಾತ್ರ ಭಾರತದ ಅಭಿವೃದ್ಧಿ ಸಾಧ್ಯ ಅನ್ನೋದು ಗಾಂಧೀಜಿಯವರ ಒಂದು ಪ್ರಮುಖವಾದ ನಂಬಿಕೆ. ಹಾಗಾಗಿ ಅವರು ಹಳ್ಳಿಗಳ ಅಭಿವೃದ್ಧಿಗೆ ತುಂಬಾ ಮಹತ್ವವನ್ನ ಕೊಟ್ರಲ್ಲ, ಆಗ ನಾವು ಬೇರೆ ಕಡೆಯಿಂದ ಆಮದು ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಾವು ಸ್ಥಳೀಯವಾಗಿ ಇರುವಂತಹ ಸಂಪನ್ಮೂಲದ ಬಳಕೆ ಬಗ್ಗೆನು ಯೋಚನೆ ಮಾಡಲ್ಲ, ಸ್ಥಳೀಯವಾಗಿ ಉತ್ಪಾದನೆಯಾದಂತಹ ವಸ್ತುಗಳ ಬಳಕೆಯನ್ನು ನಾವು ಮಾಡೋದಿಲ್ಲ.
4: ಖಂಡಿತ ಖಂಡಿತ.
5: ಹಾಗಾಗಿ ಗಾಂಧೀಜಿ ಸ್ವದೇಶಿ ಕಲ್ಪನೆಯನ್ನು ಮಾಡಿ, ನಿಮಗ್ ಗೊತ್ತಿದೆ ಮಸ್ಲಿನ್ ಬಟ್ಟೆಯನ್ನೆಲ್ಲ ವಿರೋಧ ಮಾಡಿ ಗಾಂಧೀಜಿನೇ ಸ್ವತಃ ಚರಕವನ್ನ ಇಟ್ಕೊಂಡು ನೇಯ್ದು ಆ ತರದ ಬಟ್ಟೆಗಳನ್ನೇ ಹಾಕೊಳ್ಬೇಕು ಅಂತೆಲ್ಲ ಹೇಳಿದ್ದು. ಖಾದಿ ಗ್ರಾಮೋದ್ಯೋಗಕ್ಕೆ ಬಹಳಷ್ಟು ಮಹತ್ವವನ್ನ ಗಾಂಧೀಜಿ ತಮ್ಮ ಒಂದು ಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಹೇಗೆ ಅಂದ್ರೆ ಅವೆಲ್ಲವೂ ಒಂಥರ ನಮ್ಮ ಜೀವನದ ಹಾದಿ, ಜೀವನದ ಮಾರ್ಗ. ಅದೊಂದು ಕೈಗಾರಿಕೆ ಅಂತಾಗ್ಲಿ ಅಥವಾ ಉತ್ಪಾದನೆ ಅಂತಾಗ್ಲಿ ಅವ್ರು ಯಾವತ್ತೂ ನೋಡ್ಲಿಲ್ಲ. ಅದು ನಮಗ್ ಬೇಕಾದ ಬಟ್ಟೆಯನ್ನ ನಾವೇ ಮಾಡ್ಕೊಳ್ಳೋಣ, ಇನ್ನೊಬ್ಬರ ಮೇಲೆ ಯಾಕೆ ಅವಲಂಬನೆ ಅನ್ನುವಂತ ಒಂದು ಪರಿಕಲ್ಪನೆ. ಸೊ ಈ ಸ್ವದೇಶಿ ಮೂಲಕವೇ ಗ್ರಾಮೀಣ ಅಭಿವೃದ್ಧಿಯ ಒಂದು ಪರಿಭಾವನೆ ಅವರು ಅಭಿವೃದ್ಧಿ ಪಡಿಸಿದ್ರೇನು ಅಂತ ಅನ್ಸುತ್ತೆ. ಅದಕ್ಕೆ ನೋಡಿ, ಗ್ರಾಮ ರಾಜ್ಯದ ಪರಿಕಲ್ಪನೆಯನ್ನ ತಂದುಬಿಟ್ಟು ಗ್ರಾಮ ರಾಜ್ಯದಿಂದ ರಾಮರಾಜ್ಯ ಮಾಡಬೇಕು ಅನ್ನುವಂತಹ ಕನಸನ್ನ ಹೊತ್ತವರು ಗಾಂಧೀಜಿ.
4: ಗಾಂಧೀಜಿಯವರು ಹೌದು ಹೌದು ಮ್ಯಾಮ್. ಈಗ ಸೊ ಈಗ ತುಂಬಾ ಚೆನ್ನಾಗಿ ಹೇಳಿದ್ರಿ, ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಅಂತ. ಅವರ ಗ್ರಾಮೀಣ
5: ತುಂಬಾ ಚೆನ್ನಾಗಿ ಅದನ್ನ ಇಂಪ್ರೋವೈಸ್ ಮಾಡಿದ್ರು ನೋಡಿ, ಅದು ನಿಜಕ್ಕೂ ಸತ್ಯ.
4: ಹೌದು ಹೌದು. ಈಗ ಅದೇ ಮ್ಯಾಮ್, ಈಗ ಗಾಂಧೀಜಿಯವರ ಪ್ರಸಿದ್ಧ ಮಾತು ಅಂತಾನೆ ಹೇಳ್ಬೋದು, ಅವರ ಗ್ರಾಮೀಣ ಅರ್ಥಶಾಸ್ತ್ರದ ಮುಖ್ಯ ಅಡಿಪಾಯ ಯಾವ್ದಾಗಿತ್ತು ಹಾಗಾದ್ರೆ ಅಂತ
5: ಅಂದ್ರೆ, ಶ್ರಮದ ಕಲ್ಪನೆ, ಅನ್ನಕ್ಕಾಗಿ ಶ್ರಮ ಅನ್ನುವಂತಹ ಒಂದು ಕಲ್ಪನೆಯನ್ನ ಕೊಡ್ತಾರೆ ಗಾಂಧೀಜಿ. ಅಂದ್ರೆ ಪ್ರತಿಯೊಬ್ರು ಕೆಲಸ ಮಾಡ್ಲೇಬೇಕು, ಪ್ರತಿಯೊಬ್ರು ದುಡ್ದೇ ತಿನ್ಬೇಕು, ಮತ್ತೆ ತಮ್ಮ ಆಸೆಗಳ ಮೇಲೆ ಒಂದು ನಿಯಂತ್ರಣ ಇಟ್ಕೋಬೇಕು. ಯಾಕಂದ್ರೆ ನಮ್ಗೆ ಇತಿಹಾಸ ಓದಂತವ್ರಿಗೆಲ್ರಿಗೂ ಗೊತ್ತು, ಸ್ವಾತಂತ್ರ್ಯ ಪಡೆದ ತಕ್ಷಣದಲ್ಲಿ ನಮ್ಮಲ್ಲಿ ಆಹಾರದ ಸಮಸ್ಯೆ ಬಹಳ ತೀವ್ರವಾಗಿತ್ತು, ನಿರುದ್ಯೋಗ ಸಮಸ್ಯೆ ಇತ್ತು, ನಮ್ಗೆ ಯಾವುದೇ ವಸ್ತುಗಳನ್ನ ಹೆಚ್ಚು ಉತ್ಪಾದನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಗೆ ಗಾಂಧೀಜಿ ಏನ್ ಮಾಡಿದ್ರು ಅಂದ್ರೆ, ಯಂತ್ರಗಳಿಲ್ಲದೆ, ದೊಡ್ಡ ದೊಡ್ಡ ಕೈಗಾರಿಕೆಗಳಿಲ್ಲದೆ, ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ, ಸ್ಥಳೀಯವಾಗಿ ಸಿಗುವಂತಹ ಶ್ರಮಿಕರನ್ನ ಬಳಸ್ಕೊಂಡೇ ಉತ್ಪಾದನೆ ಮಾಡಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಗಾಂಧೀಜಿ ಹುಟ್ಟಾಕಿ. ಇಲ್ಲಿ ನಾನು ಇನ್ನೊಂದು ವಿಷಯವನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಶ್ವೇತಾ. ಏನು ಅಂದ್ರೆ, ಗಾಂಧೀಜಿಯವರ ಬಹಳಷ್ಟು ಪರಿಕಲ್ಪನೆಗಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬದುಕಿ ತೋರಿಸಿದ್ರು ಅಂದ್ರೆ ಬಹುಶಃ ತಪ್ಪಾಗಲ್ಲ. ಯಾಕಂದ್ರೆ ಗಾಂಧೀಜಿಯವರು ಏನು ಅರ್ಥ ಶಾಸ್ತ್ರದಲ್ಲಿ ಬರುವಂತ ಕೆಲವು ಗಾಂಧೀಜಿಯವರ ಆರ್ಥಿಕ ಚಿಂತನೆಯಲ್ಲಿ ಬರುವ ಪರಿಭಾವನೆಗಳಿದೆಯಲ್ಲ, ಅದನ್ನ ಪ್ರಾಯೋಗಿಕವಾಗಿ ಬಳಕೆ ತಂದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಪ್ರಧಾನಿಗಳಾದಾಗ ನಾನು ಅವ್ರ ಬಗ್ಗೆ ಓದ್ತಾ ಇದ್ದೆ. ಮೊನ್ನೆ ಒಂದು ಲೇಖನ ಕೂಡ ನಂದು ನಿನ್ನೆ ಪ್ರಕಟ ಆಯ್ತು ಶಿವಮೊಗ್ಗ ಟೈಮ್ಸ್ ಅಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆರ್ಥಿಕ ಚಿಂತನೆ ಅಂತ. ನನಗೆ ಇಷ್ಟ ಆಶ್ಚರ್ಯ ಆಯ್ತು ಅಂದ್ರೆ, ಒಬ್ಬ ಪ್ರಧಾನಿಯಾಗಿ ರಾಷ್ಟ್ರದ ಜನತೆಗೆ ಕೇಳ್ಕೊಳ್ತಾರೆ, ಆಹಾರ ಸಮಸ್ಯೆ ನಮ್ದು ತೀವ್ರವಾಗಿದೆ, ಹಾಗಾಗಿ ನಮ್ಮೆಲ್ಲರ ಒಂದು ಕರ್ತವ್ಯ ಏನು ಅಂದ್ರೆ, ನಾವು ವಾರದಲ್ಲಿ ಒಂದು ಹೊತ್ತು
4: ಉಪವಾಸವನ್ನ
5: ಇದ್ರೆ, ಉಪವಾಸ ಮಾಡಿದ್ರೆ ಅದು ಸ್ವಲ್ಪನಾರು ಆಹಾರ ನಮ್ಗೆ ಉಳಿಬಹುದಲ್ವಾ?
4: ಖಂಡಿತ.
5: ಮತ್ತೆ ಅವರು ಅವ್ರ ಮನೆ ತಾರ್ಸಿ ಮೇಲೆ ಕೃಷಿಯನ್ನ ಮಾಡಿ ತೋರಿಸಿದ್ರಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ಮತ್ತೆ ಗ್ರಾಮೀಣ ಕೈಗಾರಿಕೆಗಳ ಬಗ್ಗೆ ಅವರು ಕೂಡ ಹಾಗೇನೆ, ಗ್ರಾಮೀಣ ಕೈಗಾರಿಕೆಗಳು ಹೆಚ್ಚು ಬರಬೇಕು ಅದೆಲ್ಲವನ್ನು ಗಾಂಧೀಜಿ ಏನ್ ಹೇಳಿದ್ರು, ಶ್ರಮಕ್ಕಾಗಿ ಅನ್ನಕ್ಕಾಗಿ ಶ್ರಮದ ಪರಿಕಲ್ಪನೆ ಗಾಂಧೀಜಿಯವರು. ಯಾರು ದುಡಿದಲ್ಲೇ ತಿನ್ಲೇಬಾರದು ಅಂತ. ಅವಾಗ ಏನಾಗತ್ತೆ, ನಿರುದ್ಯೋಗದ ಪರಿಕಲ್ಪನೆ ಬರೋಲ್ಲ. ಹೌದಾ? ಪ್ರತಿಯೊಬ್ರು ದುಡಿತಿದೀವಿ ಅಂದಾಗ ಅವ್ರು ಇನ್ನೊಂದ್ ಕಡೆ ಯೋಚನೆ ಮಾಡೋದು ಬೇಡ ಕೆಲ್ಸಕ್ಕಾಗಿ. ಈಗ ನಮ್ಮ ಮನೆಗೆ ಬೇಕಾದಂತಹ ವಸ್ತುಗಳನ್ನ ನಾವು ಉತ್ಪಾದನೆ ಮಾಡ್ಕೊಳಕ್ ಆಗತ್ತೆ ಅಂದ್ರೆ, ಒಂದು ಸಣ್ಣ ಚರ್ಕ ಇಟ್ಕೊಂಡು ನಮಗ್ ಬೇಕಾದಿರೋ ಬಟ್ಟೆ ಇರ್ಬೋದು, ಅಥವಾ ಒಂದ್ ಸ್ವಲ್ಪ ತೋಟದ ತರ ಮಾಡ್ಬಿಟ್ಟು ಅಲ್ಲಿ ನಮ್ಗೆ ಬೇಕಾಗಿರುವಂತಹ ಹಣ್ಣು ತರಕಾರಿಗಳಿರ್ಬೋದು, ಈ ತರದ್ದು ಮಾಡ್ಕೊಂಡಾಗ ಒಂದು ಸ್ವಾವಲಂಬನೆಯ ಬದುಕನ್ನ ಬದುಕಕ್ಕೆ ಸಾಧ್ಯ ಆಗುತ್ತೆ.
4: ಓಕೆ ಓಕೆ ಮ್ಯಾಮ್. ಎಸ್ ಮ್ಯಾಮ್. ಈಗ ಗಾಂಧೀಜಿಯವರು ಪ್ರತಿಪಾದಿಸಿದ ಧರ್ಮದರ್ಶಿತ್ವ ಸಿದ್ಧಾಂತ ಅಂದ್ರೆ,
5: ಅದು ಟ್ರಸ್ಟಿಶಿಪ್ ಅಂತ ಕರಿತೀವಿ ನಾವು ಅದನ್ನ.
4: ಓಕೆ ಓಕೆ.
5: ಅದನ್ನ ನ್ಯಾಸಧಾರಿಕೆ ಅಂತಾನು ಕರೀತಾರೆ. ನೋಡಿ, ಒಂಥರ ಗಾಂಧೀಜಿ ಆರ್ಥಿಕ ಚಿಂತನೆ ಹೇಗೆ ಅಂದ್ರೆ, ಆಧ್ಯಾತ್ಮದ ತಳಹದಿಯನ್ನ ಹೊಂದಿದೆ ಅದು. ಅದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಸ್ಪಿರಿಚುಯಲ್ ಬೆಂಟ್ ಆಫ್ ಮೈಂಡ್ ಬೇಕಾಗತ್ತೆ. ಅಂದ್ರೆ ಸ್ವಲ್ಪನಾದ್ರೂ ಆಧ್ಯಾತ್ಮಿಕ ರುಚಿ ಇರ್ಬೇಕು, ನಮ್ಗೆ ಅಭಿರುಚಿ ಇರ್ಬೇಕು. ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಬಂಡವಾಳಶಾಹಿಗಳು ಅಂದ್ರೆ ಶ್ರೀಮಂತರ ಹತ್ರ ಇರೋ ಸಂಪತ್ತು ಅವರಿಗೆ ಸೇರಿದ್ದಲ್ಲ ಅದು ಅಂತ. ಗಾಂಧೀಜಿ ಏನ್ ಹೇಳ್ತಾರಂದ್ರೆ, ಆ ಬಂಡವಾಳಶಾಹಿಗಳು ತಮ್ಮ ಸಂಪತ್ತನ್ನ ಒಂದು ನ್ಯಾಸವಾಗಿ ಬಳಸ್ಕೊಳ್ಬೇಕು, ಅದನ್ನ ಹೆಚ್ಚು ಹಣ ಪಡೆಯಕ್ಕೋಸ್ಕರನೋ ಅಥವಾ ಮತ್ತೆ ಸಂಪತ್ತಿನ ಸಂಗ್ರಹಣೆ ಮಾಡ್ಬೇಕು ಅಂತನೋ ಬಳಸ್ಕೋಬಾರ್ದು, ಬದಲಾಗಿ ಸಂಪತ್ತನ್ನ ಸಮುದಾಯದ ಅಭಿವೃದ್ಧಿಗೆ ಬಳಸ್ಕೋಬೇಕು ಅವರು ಅಂತ. ಅಂದ್ರೆ ಅವ್ರು ಜಸ್ಟ್ ಒಂದು ಏನ್ ನಿಮಿತ್ತ ಮಾತ್ರ, ಇದು ನನಗ್ ಸೇರಿದ್ದು, ನಾನಿದನ್ ಹೆಚ್ಚು ಮಾಡ್ಕೋಬೇಕು, ಇನ್ಯಾರಿಗೂ ಕೊಡಬಾರ್ದು, ನಾವು ಮಾತ್ರ ಶ್ರೀಮಂತರಾಗ್ಬೇಕು, ಆ ಥರದ ಒಂದು ಭಾವನೆ ಅವ್ರು ಇಟ್ಕೋಬಾರ್ದು ಅನ್ನೋದು ಗಾಂಧೀಜಿಯವರ ಈ ಟ್ರಸ್ಟಿಶಿಪ್. ಜಸ್ಟ್ ಅವರೊಂದು ಟ್ರಸ್ಟಿ ಅಷ್ಟೇ.
4: ಸೊ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಕಡಿಮೆ ಮಾಡೋದಕ್ಕೆ ಈ ಒಂದು
5: ಆರ್ಥಿಕ ಅಸಮಾನತೆಯ ಮೂಲ ಎಲ್ಲಿದೆ ಅಂತ ಗಾಂಧೀಜಿ ಕಂಡಿಟ್ಕೊಂಡು ಅದನ್ನ ಮೂಲದಲ್ಲೇ ಅದನ್ನ ಮೂಲೋತ್ಪಾಟನೆ ಅಂತೀವಲ್ಲ ನಾವು, ಅದರ ಮೂಲದಲ್ಲೇ ಅದನ್ನ ಕಿತ್ ಹಾಕ್ಬೇಕು ಅಂತ. ಅದು ನ್ಯಾಸಧಾರಿಕೆ ಅಂದ್ರೆ ಅವರದ್ದೇ ಸಂಪತ್ತು ಆಗಿದ್ರು ಕೂಡ ಶ್ರೀಮಂತರು ಅದನ್ನ ಸಮುದಾಯದ ಒಂದು ಉಪಯೋಗಕ್ಕಾಗಿ ಬಳಸ್ಕೊಳ್ಳೋಂಗಿರ್ಬೇಕು. ಅವರು ಬರೀ ನ್ಯಾಸಧಾರಿಗಳು ಮಾತ್ರ ಆಗಿರ್ಬೇಕು, ಟ್ರಸ್ಟಿ ಮಾತ್ರ ಆಗಿರ್ಬೇಕು ಅಂತ ಹೇಳ್ತಾರೆ.
4: ಈಗ ಪ್ರಕೃತಿ ಪ್ರತಿಯೊಬ್ಬರ ಅಗತ್ಯಕ್ಕೆ ಸಾಲುವಷ್ಟು ನೀಡುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಯಾರೊಬ್ಬರ ದುರಾಶೆಗಲ್ಲ ಅನ್ನೋ ಗಾಂಧೀಜಿ ಅವರ ಹೇಳಿಕೆ ಇವತ್ತಿನ ಪರಿಸರ ಮತ್ತು ಆರ್ಥಿಕ ಬಿಕ್ಕಟ್ಟಿಗೆ ಹೇಗೆ ಉತ್ತರಿಸಬಹುದು ಅಂತ.
5: ಅಯ್ಯೋ, ಬಹಳ ಒಳ್ಳೆ ಆನ್ಸರ್. ಆದ್ರೆ ನಾವ್ ಯಾರು ಗಾಂಧೀಜಿಯವರ ಆರ್ಥಿಕ ಚಿಂತನೆ ಬಗ್ಗೆ ತಲೆನೆ
4: ಕೆಟ್ಟಿಲ್ಲ.
5: ಈಗ ಏನ್ ಗೊತ್ತಾ, ನಮಗ್ ಎಷ್ಟೆಷ್ಟು ಬೇಕೋ ಅಷ್ಟೇ ಬಳಸ್ಕೊಂಡ್ಬಿಟ್ರೆ ಅದು ಅದನ್ನ ನಾವು ಗಾಂಧೀಜಿ ಹೇಳ್ತಾರೆ, ಅನುಭೋಗದ ಮೇಲೆ ಪ್ರತಿಯೊಬ್ಬರೂ ಒಂದು ನಿಯಂತ್ರಣ ಇಟ್ಕೋಬೇಕು. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಈ ತರದನ್ನ ಬಳಸ್ಬೇಕು. ಬೇರೆ ಆಹಾರದ ಒಂದು ಏನಿದೆ ಅನುಭೋಗ ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತ. ಸೊ ಏನಾಗುತ್ತೆ, ಪ್ರತಿ ಒಂದು ತೋಟದಲ್ಲಿ ಏನು ನಾವು ತಿನ್ನಬಹುದಲ್ಲ ಆ ತರದ ಖಾದ್ಯ ಪದಾರ್ಥಗಳನ್ನ ಬಳಸ್ಕೋಬೇಕು. ಮತ್ತೆ ಕಾಳ ಸಂತೆ ಮಾಡಬಾರ್ದು ಅಂತ ಅವಾಗ್ಲೇ ಹೇಳಿದ್ರು ಗಾಂಧೀಜಿ. ಸ್ಟಾಕ್ ಮಾಡಿ ಇಟ್ಕೊಳ್ಳೋದು, ಜಾಸ್ತಿ ಬೆಲೆ ಮಾಡಿ ಮಾರೋದು ಎಲ್ಲ. ಈಗ ನಮ್ಗೆ ಏನಾಗ್ತಿದೆ ಅಂದ್ರೆ, ನಮಗ್ ಎಷ್ಟು ಅಗತ್ಯ ಇದೆ ಅಷ್ಟೇ ತಗೊಳ್ತಾ ಇಲ್ಲ ನಾವು. ಈ ಮನುಷ್ಯನಲ್ಲಿ ಲಾಭದ ಆಸೆ ಹೆಂಗಿದೆ ಅಂದ್ರೆ, ಏನು ಬೇಡಪ್ಪ, ನಿಮ್ಗೊಂದು ಸರಳವಾದ ಎಕ್ಸಾಂಪಲ್ ಕೊಡ್ತೀನಿ. ಈ ಹಬ್ಬದ ಟೈಮ್ನಲ್ಲಿ ಮಾವಿನ ಸೊಪ್ಪು ತಗೊಂಡ್ಬಂದ್ ರಾಶಿ ಹಾಕೋತಾರೆ ನೋಡಿ.
4: ಹೌದು ಮ್ಯಾಮ್, ಹೌದು.
5: ನೀವು ನೆಕ್ಸ್ಟ್ ಡೇ ಹೋಗಿ ನೋಡಿದೀರಾ? ಎವ್ರಿ ಟೈಮ್ ನಾನು ನೆಕ್ಸ್ಟ್ ಡೇ ಹೋಗಿ ನೋಡ್ತೀನಿ, ನಂಗೆ ಇಷ್ಟು ನೋವಾಗತ್ತೆ ಅಂತಂದ್ರೆ, ಇದೆಲ್ಲ ಯಾವಾಗ ನಾವು ಬದಲು ಮಾಡ್ಕೊಳ್ಳೋದು? ಮತ್ತೆ ಅವರು 50 ರೂಪಾಯಿಗೆ ಒಂದು ಒಂದೊಂದ್ಸರ್ತಿ ಅಂತೂ ಒಂದು 10-20 ಎಲೆಗಳಿರುತ್ತೆ, 50 ರೂಪಾಯಿ ಅಂತಾರೆ. ಅಂದ್ರೆ ಆ ಟೈಮಲ್ಲಿ ಅವರಿಗೆ ದುಡಿಮೆ ಮಾಡ್ಕೋಬೇಕು, ಅದೇ ಟೈಮ್ ಅವರಿಗೆ ಮಾಡ್ಕೊಳ್ಳಿ ಹಾಗಂತ ಹೇಳಿ ಇರೋ ಮರ ಗಿರನೆಲ್ಲ ಬೋಳಿಸ್ಕೊಂಡ್ ಬಂದ್ಬಿಟ್ಟು ಮಾನೆ ದಿನ ಹಬ್ಬ ಆದ ತಕ್ಷಣ ಅದೆಲ್ಲವೂ ವೇಸ್ಟ್. ಈಗ ಯುಗಾದಿ ಹಬ್ಬದಲ್ಲಿ ಬೇವಿನ ಸೊಪ್ಪು ಇರ್ಬಹುದು, ಬೇರೆ ಹಬ್ಬಗಳಲ್ಲಿ ಮಾವಿನ ಸೊಪ್ಪು ಇರ್ಬಹುದು. ನಮ್ಮ ದುರಾಸೆ ಹೇಗಿದೆ ನೋಡಿ.
4: ಖಂಡಿತ.
5: ಮತ್ತೆ ಅವರು ಬೆಳಗಿಂದ ಮಧ್ಯಾಹ್ನ ತನಕ ಕುಯ್ಕೊಂಡ್ ಬಂದು ಇಲ್ಲಿ ವ್ಯಾಪಾರ ಕೂರೋದೇ ಸಂಜೆ ಆಗಿರುತ್ತೆ. ಸಂಜೆಯಿಂದ ರಾತ್ರಿ ಕತ್ಲಾಗೋ ತನಕ ಎಷ್ಟು ವ್ಯಾಪಾರ ಮಾಡ್ಬಹುದು ಅವರು ಹೇಳಿ ನೋಡೋಣ. ಹೌದಾ? ಮತ್ತೆ ಈಗ ಬಾಳೆ ಕಂದು ತಗೊಂಡ್ ಬರ್ತಾರೆ, ಅದು ಅಷ್ಟೇ ರಾಶಿ ಬಿದ್ದಿರುತ್ತೆ ಹಬ್ಬ ಆಗಿದ್ ಮಾನೆ ದಿನ ಹೋದ್ರೆ. ಅದಷ್ಟು ವೇಸ್ಟ್, ಅದಷ್ಟು ನಾವ್ ಇಟ್ಕೊಂಡಿದ್ರೆ ನಮ್ಗೆ ಬರುತ್ತೆ ಮುಂದೆ ತಿನ್ನೋದಕ್ಕೆ, ಅದ್ರ ಕೊರತೆ. ಈಗ ನೋಡಿ ನೀರು ಎಷ್ಟು ಬಳಸ್ಕೊಳ್ಬೇಕು, ಎಷ್ಟೋ ನೀವು ನೋಡಿದ್ರೆ. ನಂದೊಂಥರ ನನ್ ಬೀಯಿಂಗ್ ಏನ್ ಇಕಾನಮಿಸ್ಟ್ ಕೆಲ್ಸತಿ, ತುಂಬಾ ತಲೆ ಕೆಡ್ಸ್ಕೊತೀನಿ ನನ್ಗೆ ಅನ್ಸುತ್ತೆ. ಈಗ ಹೋಗುವಾಗ ಎಷ್ಟೋ ಕಡೆ ಹೆಂಗ್ ಗೊತ್ತಾ, ಟ್ಯಾಪ್ ಗಳು ಹಂಗೆ ಆನ್ ಇಟ್ಕೊಂಡು, ಮತ್ತೆ ಎಲ್ಲೋ ಸ್ವಲ್ಪ ಪೈಪ್ ಕಟ್ ಆಗಿದೆ ಅಂದ್ರೆ ರಸ್ತೆನಲ್ಲಿ ಹರಿದು ಹೋಗ್ತಿರುತ್ತೆ, ನೋಬಡಿ ಇಸ್ಕೋದಾರೆ. ಅದೇ ನಲ್ಲಿ ನೀರ್ ಬಿಡಲ್ಲ 4 ದಿನ ಅಂದಾಗ ಒದ್ದಾಟ ಗೊತ್ತಾಗುತ್ತೆ. ಇದೆಲ್ಲವೂ ಕೂಡ ಪ್ರಕೃತಿ ಮೇಲೆ ಪ್ರಭಾವನೆ. ಈಗ ಮರಗಳನ್ನು ಹಿಡ್ಕೊಂಡ್ ಬಂದು ನಾವು ನಮ್ಮ ಲಾಭಕ್ಕೆ ಅಂತ ಹೇಳಿ ಮಾವಿನ ಸೊಪ್ಪು, ಮಾವಿನ ಮರ, ಬೇವಿನ ಮರ ಎಲ್ಲ ಕಿತ್ತಾಕ್ ಬಂದ್ಬಿಟ್ರೆ ನಾಳೆ ದಿನ ಮಳೆ ಬರೋದು ಹೇಗೆ? ಈಗ ಅದರದ ಒಂದು ಪರಿಣಾಮ ನಾವು ಅನುಭವಿಸ್ತಾ ಇದೀವಿ ನೋಡಿ. ಇದು ಮಳೆಗಾಲ, ಆದ್ರೆ ಇದು ಬೇಸಿಗೆಗಿಂತ ಅತಿಯಾದ ಬೇಸಿಗೆಗಾಲ ಅನ್ನಿಸ್ತಾ ಇದೆ. ಮಳೆ ಬರ್ತಿಲ್ಲ ಮಳೆ ಬರ್ತಿಲ್ಲ ಅಂತೀವಿ. ಮತ್ ನೋಡಿ ಎಷ್ಟು ಒಂಥರ ಕಾಂಟ್ರಡಿಕ್ಟರಿ ಇದೆ ಅಂದ್ರೆ, ಕೈಗಾರಿಕಾಕರಣ, ನಗರೀಕರಣ, ಇದರದೆಲ್ಲ ಪರಿಣಾಮ ಏನು ಅಂದ್ರೆ ಯಾಂತ್ರೀಕರಣದ್ದು ಎಲ್ಲಾ ರೀತಿಯ ಮಾಲಿನ್ಯ ಆಗಿದೆ.
4: ಹೌದಾ?
5: ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಎಲ್ಲ. ಈಗಲೂ ಕೂಡ ನಾವು ಎಚ್ಚೆತ್ಕೊಂಡು ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇಲ್ಲ. ನಮಗ್ ಎಷ್ಟು ಬೇಕು ಅಷ್ಟೇ ಬಳಸೋದು, ಮಿಕ್ಕಿದ್ದನ್ನ ಇಟ್ಕೊಳ್ಳೋದು. ಈಗ ಮನೆಗಳಲ್ಲೇ ಆಗ್ಲಿ, ಎಲ್ಲೋ ನಾವಿರ್ತೀವಿ, ಮನೆದೆಲ್ಲ ದೀಪಗಳು ಆನ್ ಇರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ ಬಂದಾಗ ಗೊತ್ತಾಗುತ್ತೆ ಓ ಇದನ್ ಮಾಡ್ಬೇಕಿತ್ತು ಅಂತ. ಆ ಬಿಲ್ ನೋಡಿದಾಗ ಅಯ್ಯೋ ಇಲ್ಲಪ್ಪ ನೆಕ್ಸ್ಟ್ ಇದನ್ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೋತೀವಿ, ಬಟ್ ಅದು ಗೊತ್ತಾಗಲ್ಲ. ಸಣ್ಣ ಸಣ್ಣ ವಿಚಾರಗಳು ಪರಿಸರದ ಮಾಲಿನ್ಯಕ್ಕೆ ನಾವೇ ಕಾರಣ. ಪರಿಸರ ರಕ್ಷಣೆ ನಮ್ಮ ಮುಖ್ಯ ಜವಾಬ್ದಾರಿ. ಪರಿಸರವನ್ನ ನಾವು ಕಾಪಾಡ್ಕೊಂಡಾಗ್ಲೇ ಒಂದು ರಾಷ್ಟ್ರದ ಅಭಿವೃದ್ಧಿಯ ಪರಿಕಲ್ಪನೆಗೊಂದು ಅರ್ಥ ಬರುತ್ತೆ.
4: ಎಸ್ ಮ್ಯಾಮ್, ಬಡತನ ನಿರ್ಮೂಲನೆ ಮತ್ತು ಕೋಟ್ಯಾಂತರ ಜನರಿಗೆ ಉದ್ಯೋಗ ನೀಡುವ ವಿಚಾರದಲ್ಲಿ ಗಾಂಧೀಜಿಯವರು ನೀಡಿದ ಮಾದರಿಗಳು ಯಾವುದು ಅಂತ ಹೇಳ್ಬೋದಾ?
5: ಓಹ್, ಮಾದರಿ ಅಂದ್ರೆ ಅದೇ ಮಾದರಿಗಳು ಅಂದ್ರೆ ವಿಕೇಂದ್ರೀಕರಣವನ್ನ ಹೇಳ್ತಾರೆ ಗಾಂಧೀಜಿಯವರು. ವಿಕೇಂದ್ರೀಕರಣ ಅಂತಂದ್ರೆ ಎಲ್ಲ ಕಡೆನಲ್ಲೂ ಸಮಾನವಾದಂತಹ ಒಂದು ಅಭಿವೃದ್ಧಿ ಆಗ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು, ಆಯಾ ಸ್ಥಳದಲ್ಲಿ ಸಿಗುವಂತಹ ಸಂಪನ್ಮೂಲಗಳ ಬಳಕೆಯನ್ನ ಮಾಡ್ಕೊಳ್ಳುವಂತಹ ಕೈಗಾರಿಕೆ, ಸಣ್ಣ ಸಣ್ಣ ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸ್ಬೇಕು. ಆಗೇನಾಗುತ್ತೆ, ಸ್ಥಳೀಯ ಸಂಪನ್ಮೂಲಗಳ ಬಳಕೆನೂ ಆಗುತ್ತೆ, ಪ್ಲಸ್ ಸ್ಥಳೀಯರಿಗೆ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ. ಹಳ್ಳಿಗಳಲ್ಲೇ ಹಳ್ಳಿ ಜನ ಉಳ್ಕೊಳ್ಳುವಂಗಾಗತ್ತೆ, ಅವರು ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗೋದು ತಪ್ಪುತ್ತೆ. ಇದರಿಂದ ಏನಾಗುತ್ತೆ, ವಸತಿ ಸಮಸ್ಯೆ ಹೋಗುತ್ತೆ, ವಸತಿ ಸಮಸ್ಯೆ ನಿವಾರಣೆ ಆಗುತ್ತೆ. ಅದೇ ತರ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು, ಮತ್ತೆ ಆಹಾರ ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು, ಪರಿಸರ ಮಾಲಿನ್ಯ ನಿವಾರಣೆ ಮಾಡಬಹುದು. ಇವೆಲ್ಲ ಹೇಗೆ ಅಂದ್ರೆ, ಒಂದನ್ನ ನಾವು ಕರೆಕ್ಟ್ ಆಗಿ ಪ್ರಿಕ್ ಮಾಡಿಬಿಟ್ರೆ ಅದರಿಂದ ಆಗಬಹುದಾದ ಅನೇಕ ರೀತಿಯ ದುಷ್ಪರಿಣಾಮಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಆಗತ್ತೆ. ಅದಕ್ಕೆ ಗಾಂಧೀಜಿ ಹೇಳೋದೇನು ಅಂದ್ರೆ, ವಿಕೇಂದ್ರೀಕರಣ ಅಂದ್ರೆ ಗುಡಿ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಎಲ್ಲ ಕಡೆನಲ್ಲಿರ್ಬೇಕು. ಪ್ರತಿ ಒಂದು ಹಳ್ಳಿ ತನ್ನ ಉದ್ಧಾರಕ್ಕಾಗಿ ತಾನೇ ಪ್ರಯತ್ನ ಪಡಬೇಕು ಅಂತ ಗಾಂಧೀಜಿ ಒಂದು 20 ಅಂಶಗಳನ್ನ ಹೇಳ್ತಾರೆ. ಒಂದು ಮಾದರಿ ಗ್ರಾಮ, ಅಲ್ಲಿ ಶಾಲೆ ಇರ್ಬೇಕು, ಶೌಚಾಲಯ ಇರ್ಬೇಕು, ಅದು ತನ್ನದೇ ಆದಂತಹ ಇದು ಏನು ಸಮುದಾಯ ಕೃಷಿಗೆ ಅವಕಾಶ ಇರ್ಬೇಕು, ಆ ಥರದ್ದು ಬಹಳಷ್ಟು ಪಾಯಿಂಟ್ಸ್ ಅನ್ನ ಕೊಡ್ತಾರೆ ಗಾಂಧೀಜಿ ಕೊಟ್ಟಿದ್ದಾರೆ ಒಂದು ಆದರ್ಶ ಗ್ರಾಮದ ಪರಿಕಲ್ಪನೆ. ಸೊ ಗ್ರಾಮ ರಾಜ್ಯದ ಮೂಲಕವೇ ರಾಮರಾಜ್ಯ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯ ಮೂಲಕ ಒಂದು ರಾಷ್ಟ್ರದ ಅಭಿವೃದ್ಧಿಯ ಪರಿಕಲ್ಪನೆಯನ್ನ ಗಾಂಧೀಜಿ ಇಟ್ಕೊಂಡಿದ್ರು. ಇದರಿಂದ ನಿರುದ್ಯೋಗ ತಡಿಬಹುದು ಹೇಗೆ ಅಂದ್ರೆ, ಈಗ ನಮ್ಗೆ ನಾವಿರೋ ಊರಲ್ಲೇ ಕೆಲಸ ಸಿಗುತ್ತೆ ಅಂದ್ರೆ ನಾವ್ ಯಾಕೆ ಬೇರೆ ಊರಿಗೆ ಹೋಗ್ತೀವಿ ಅಲ್ವಾ? ಅವಾಗ ನಿರುದ್ಯೋಗ ಸಮಸ್ಯೆ ಪ್ರಶ್ನೆನೆ ಬರೋದಿಲ್ಲ. ಮತ್ತೆ ಯಂತ್ರಗಳನ್ನ ಬಹಳ ವಿರೋಧ ಮಾಡ್ತಾರೆ ಗಾಂಧೀಜಿ. ದೊಡ್ಡ ದೊಡ್ಡ ಯಂತ್ರಗಳನ್ನ ಬಳಸ್ಬಿಟ್ರೆ ಈಗ ಒಂದು 50 ಜನ ಮಾಡೋ ಕೆಲಸವನ್ನ ಒಂದೇ ಒಂದ್ ಮೆಷಿನ್ ಮಾಡುತ್ತೆ ಅಂದ್ರೆ ಆ 50 ಜನರೂ ನಿರುದ್ಯೋಗಿಗಳೇ. ಹೌದಲ್ವಾ? ಹಾಗಾಗಿ ದೊಡ್ಡ ಕೈಗಾರಿಕೆಗಳ ಅಭಿವೃದ್ಧಿಯನ್ನ ಯಾವತ್ತೂ ಗಾಂಧೀಜಿ ಬೆಂಬಲ ಕೊಡ್ಲಿಲ್ಲ. ಸಣ್ಣ ಗುಡಿ ಕೈಗಾರಿಕೆಗಳು ಹೇಳಿದ್ರು, ವಿಕೇಂದ್ರೀಕರಣದ ಪರಿಕಲ್ಪನೆ ತಂದ್ರು. ಯಂತ್ರಗಳ ಬಳಕೆ ಹೇಗಿರ್ಬೇಕು ಅಂದ್ರೆ ಹಂಗಂತ ನಾವು ಯಂತ್ರ ಬಳಸಲೇಬಾರ್ದು ಅಂತಾನು ಹೇಳಿಲ್ಲ ಅವರು. ಯಂತ್ರಗಳು ಶೋಷಣೆಗೆ ಅವಕಾಶ ಆಗ್ಬಾರ್ದು, ನಿರುದ್ಯೋಗವನ್ನ ತರೋಂಗಿರ್ಬಾರ್ದು, ಅದು ಉದ್ಯೋಗ ಅವಕಾಶದ ಜೊತೆಯಲ್ಲಿ ಉತ್ಪಾದನೆ ಹೆಚ್ಚಳಕ್ಕೆ ಅವಕಾಶ ಮಾಡ್ಕೊಡುತ್ತೆ ಅಂದ್ರೆ ಓಕೆ ಅಂತ ಯಂತ್ರಗಳು. ಬಟ್ ದೊಡ್ಡ ದೊಡ್ಡ ಯಂತ್ರಗಳನ್ನ ತಂದು ಅದಕ್ಕೆ ಏನಂತೀವಿ ಅಂದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅಂತ ಅಂದ್ರೆ ಇರುವ ಕಾರ್ಮಿಕರನ್ನ ಕಿತ್ ಹಾಕಿ ಒಂದು ಯಂತ್ರವನ್ನ ತರೋದು. ಅದನ್ನೆಲ್ಲವನ್ನು ಗಾಂಧೀಜಿ ಇಷ್ಟಪಡ್ಲಿಲ್ಲ.
4: ಎಸ್ ಮ್ಯಾಮ್, ಶಿಕ್ಷಕರಾಗಿ ಇವತ್ತಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಧೀಜಿಯವರ ಆರ್ಥಿಕ ಮೌಲ್ಯಗಳನ್ನ ಹೇಗೆ ಸರಳವಾಗಿ ತಲುಪಿಸಬಹುದು ನೀವು ಅಂತ?
5: ನೀವು ನಾನು ಕೇಳಿರೋ ಪ್ರಶ್ನೆ ಉತ್ತರ ಇದೆ ಅದಕ್ಕೆ. ಮಕ್ಕಳಿಗೆ ಪರಿಸರದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಬೇಸಿಕಲಿ ಮಕ್ಕಳಿಗೆ ಪರಿಸರ ರಕ್ಷಣೆ ಅಂದ್ರೆ ಏನು ಅಂತ ತುಂಬಾ ಸರಳವಾಗಿ, ಈಗ ಸಣ್ಣ ಮಕ್ಕಳು ಏನೋ ಬರೀತಾರೆ, ಹರಿತಾರೆ, ಅದರಲ್ಲಿ ಹಾಕ್ತಾರೆ, ಮತ್ತೆ ಒಂದು ಪೆನ್ನನ್ನೇ ಅವರು ಈಗ ಮಕ್ಕಳಿಗೆ ಹೆಂಗೆ ಅಂದ್ರೆ ಇನ್ನೊಬ್ನು ಬೇರೆ ತರ ತಗೊಂಡಿದ್ದಾನೆ ತಾಂತ ಅವೆಲ್ಲನು ಆ ವಯಸ್ಸಲ್ಲಿ ಕಲಿಸೋದು ಕಷ್ಟ. ಆದ್ರೂ ಕೂಡ ಮಕ್ಕಳಿಗೆ ಪರಿಸರದ ಪ್ರಜ್ಞೆಯನ್ನ ಬೆಳೆಸ್ಬೇಕು ಫಸ್ಟ್. ಮತ್ತೆ ಗಾಂಧಿ ತಾತ ಹೇಗೆ ಇದ್ರು, ಎಷ್ಟು ಸರಳತೆಯಿಂದ ಇದ್ರು, ಎಷ್ಟು ಸರಳವಾದ ಜೀವನವನ್ನ ನಡೆಸ್ತಾ ಇದ್ರು, ಅದೆಲ್ಲವನ್ನು ಮಕ್ಕಳಿಗೆ ಹೇಳ್ಬೇಕು. ಗಾಂಧೀಜಿ ಮತ್ತೆ ಸತ್ಯನೇ ಹೇಳ್ಬೇಕು ಅಂತ ಹೇಳ್ತಾ ಇದ್ರು, ಹಿಂಸೆಯನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ರು, ಇನ್ನೊಬ್ರಿಗೆ ಹೊಡೆಯೋದು, ಬಡಿಯೋದು, ಬೈದು ಮನ್ಸಿಗೆ ನೋವು ಮಾಡೋದು ಇದೆಲ್ಲನು ಮಕ್ಕಳಿಗೆ ಸಣ್ಣ ಸಣ್ಣ ಕಥೆಗಳ ಮೂಲಕ ತಿಳಿಸೋದು ಬಹಳ ಸುಲಭ. ಮತ್ತೆ ಮಕ್ಕಳ ಮನಸ್ಸು ಹೇಗೆ ಅಂದ್ರೆ ಒಂದು ಪ್ಲೇನ್ ಹಾಳೆ ಇದ್ದಂಗೆ. ನೀವ್ ಏನ್ ಬರೀತೀರಾ ಅದು ಮುದ್ರಣ ಆಗತ್ತೆ.
4: ನೀವು
5: ಬೇಕಾದ್ರೆ ನೋಡಿ, ಈ ಸಣ್ಣ ಎಲ್ ಕೆ ಜಿ ಮಕ್ಕಳೆಲ್ಲ ಏನಾದ್ರು ಕಲ್ತ್ಕೊಂಡ್ ಬಂದಿರ್ತಾರಲ್ಲ, ಮನೆಯಲ್ಲಿ ನೀವು ಬೇರೆ ತರ ಕಲ್ಸಕ್ ಪ್ರಯತ್ನ ಮಾಡಿ ನೋಡೋಣ. 100% ಒಪ್ಪಲ್ಲ ಅವರು, ನಮ್ ಮಿಸ್ ಹಿಂಗೆ ಗೊತ್ತಿರೋದು, ನಿನಗ್ ಗೊತ್ತಿಲ್ಲ ಅಂತಾನೆ ಹೊರಡ್ತಾರೆ ಸಣ್ಣವರು. ಅದಕ್ಕೆ ಫಸ್ಟ್ ಅವರಲ್ಲಿ ಬೆಳೆಸಬೇಕಾಗಿರೋದು ಏನು ಅಂದ್ರೆ, ಪರಿಸರ ಜಾಗೃತಿಯನ್ನ ಆ ಹಂತದಲ್ಲಿ ಬಹಳ ಪ್ರೀತಿಯಿಂದ ಅವ್ರಿಗೆ ಹೇಳಿ. ಮತ್ತೆ ಕೆಲಸತಿ ಸ್ಕೂಲ್ ಇದರಲ್ಲಿ ಗ್ರೌಂಡ್ ಅಲ್ಲೆಲ್ಲ ಸಣ್ಣ ಸಣ್ಣ ಗಿಡಗಳೆಲ್ಲ ಇರುತ್ತೆ, ಮಕ್ಕಳಿಗೆ ಅದೇನೋ ಒಂದು ಅಟ್ರಾಕ್ಷನ್. ಹೂ ಕೀಳೋದು, ಎಲೆ ಕೀಳೋದು ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ಬೇಕು ಅವರಿಗೆ. ಆಮೇಲೆ ಅವ್ರಿಗೆ ಇದು ಏನ್ ಹೇಳ್ತೀರಾ, ಅವರು ವಾಶ್ರೂಮ್ ಹೋಗ್ಬೇಕು ಅದೆಲ್ಲಾನು ಅವರಲ್ಲಿ ಹೇಳ್ಬೇಕು. ವಾಶ್ರೂಮ್ಗೆ ಹೋಗ್ಬೇಕು, ಆಮೇಲೆ ಕೈ ತೊಳ್ಕೊಳ್ಬೇಕು, ಎಲ್ ಬೇಕಲ್ ವಾಶ್ರೂಮ್ಗೆ ಹೋಗ್ಬಾರ್ದು, ಆ ತರದ್ದೆಲ್ಲಾನು ಹೇಳ್ಬೇಕು. ಅವಾಗ ಆ ಪರಿಸರ ಜಾಗೃತಿಯಿಂದಲೇ ನನಗಂತೂ ನಂಬಿಕೆ ಏನು ಅಂದ್ರೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಶುಚಿಯಾಗಿದ್ರೆ ನಮ್ಮ ಮನಸ್ಸು ಶುಚಿಯಾಗಿರುತ್ತೆ. ಒಂದು ಶುಚಿಯಾದ ಮನಸ್ಸಿನ ಒಳಗೆ ನೀವು

0: ಆರ್ಥಿಕ ವಿಚಾರಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ನಿಮ್ಮ ಸಲಹೆ ಏನು ಅಂತ ಹೇಳ್ಬೋದಾ?
1: ಸಲಹೆ ಅಂದ್ರೆ, ನಾನ್ ನಿಮ್ಗೆ ಬಹುಶಃ ಆವಾಗ್ಲೇನೆ ಕೆಲವು ಪ್ರಶ್ನೆ ಉತ್ತರ ಮಾಡ್ಬೇಕು ಹೇಳಿದೆ. ನಾವೇನ್ ಮಾಡ್ತೀವಿ ಗೊತ್ತಾ, ನಮಗೆ ಈಗ ತರಕಾರಿ 3 ಜನ ಇದೀವಿ ಅಂದ್ರೆ ಎಷ್ಟು ಬೇಕು ಅಂತ ಗೊತ್ತಿರುತ್ತೆ. ನಾವೇನ್ ಮಾಡ್ತೀವಿ, ಚೀಪಾಗ್ ಸಿಕ್ತು ಅಂತನೋ ಅಥವಾ ಇನ್ನೊಂದಿನ ಹೋಗೋ ಟೈಮ್ ಇಲ್ಲ ಅಂತನೋ ತಗೊಂಡ್ ಬರ್ತೀವಿ, ಫ್ರಿಡ್ಜ್ ಅಲ್ಲಿ ಇಡ್ತೀವಿ, ಕೊಳ್ತ್ ಹೋಗುತ್ತೆ. ಅದ್ರ ಬದ್ಲಿಗೆ ನಮ್ಗೆ ಇವತ್ತು ಬೇಕಾಗಿರೋ ಅಷ್ಟನ್ನೇ ತಗೊಂಡು ಅಷ್ಟನ್ನೇ ಅಡ್ಗೆ ಮಾಡಿದ್ರೆ ಫುಡ್ ವೇಸ್ಟೇಜ್ ತಡಿಬಹುದಾ?
0: ಖಂಡಿತ.
1: ಅದು ಫುಡ್ ಕುಕ್ ಮಾಡಕ್ಕೆ ಬೇಕಾಗಿರುವಂತಹ ಟೈಮ್ ನಾವು ಅದನ್ನ ಟೈಮ್ ವೇಸ್ಟ್ ಅಂತ ತಡೆದ್ಬಿಟ್ಟು ನಮಗೆ ಇನ್ಯಾವುದೋ ಒಂದು ಒಳ್ಳೆಯ ಪ್ರೊಡಕ್ಟಿವ್ ಆಕ್ಟಿವಿಟಿಗೆ ಅದನ್ನ
0: ಬಳಸ್ಕೋಬಹುದು. ಹೌದು ಹೌದು,
1: ಹೌದಾ? ಗಾಂಧೀಜಿ ತತ್ವದ್ದು ನಿಮ್ಗೆ ನಿಮ್ಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸತ್ಯ, ಅಹಿಂಸೆ, ಸರಳತೆ, ಸರಳತೆ ಇದೆಲ್ಲವೂ ಗಾಂಧೀಜಿ ಅವರ ತತ್ವಾದರ್ಶಗಳು. ಅದ್ನೆಲ್ಲ ಮತ್ತೆ ನಾವು ಕೆಲಸದಿ ಏನಾಗುತ್ತೆ, ಕೆಲವು ಸಂದರ್ಭಗಳಿಗೆ ಮ್ಯಾಚ್ ಆಗದೇ ಇರುವಂತ ರೀತಿನಲ್ಲಿ ನಮ್ಮ ಹತ್ರ ತುಂಬಾ ಒಡವೆ ಇದೆ, ನಮ್ಮ ಹತ್ರ ದೊಡ್ಡ ದೊಡ್ಡ ಸೀರೆಗಳಿದೆ ಅಂತ ಹೇಳಿ ಪ್ರದರ್ಶನಕ್ಕಾಗಿ ತಗೊಂಡ್ ಹೋಗಿ ಅಲ್ಲಿ ಒಂಥರ ಬೇಸರ ಮಾಡ್ಕೊಂಡ್ ಬಂದಿರುವಂತ ಸಂದರ್ಭಗಳು ಎಲ್ಲರಿಗೂ ಆಗಿರುತ್ತೆ ಅನುಭವ. ತುಂಬಾ ಆಡಾಗ ಅನ್ಸ್ಬಿಟ್ರೆ ಅದನ್ನೆಲ್ಲಾನು ನಾವು ನಿಯಂತ್ರಣ ಮಾಡ್ಕೊಳ್ಳೋದು ಬಹಳ ಕಷ್ಟ ಇಲ್ಲ. ಸರಳವಾಗಿದ್ದೂ ನಮ್ಮ ಒಂದು ವರ್ತನೆ ಮೂಲಕ, ನಮ್ಮ ಮಾತಿನ ಮೂಲಕ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ?
0: ನೀವೇನಂತೀರಾ?
1: ಆಭರಣಗಳನ್ನ, ಜ್ಯುವೆಲ್ರಿ ಹೇರ್ಕೊಂಡು, ದೊಡ್ಡ ಸೀರೆ, ಮೇಕಪ್ ಮಾಡ್ಕೊಂಡು ಅದ್ರಿಂದ ಅಟ್ರಾಕ್ಟ್ ಮಾಡಕ್ ಆಗಲ್ಲ.
0: ಖಂಡಿತ.
1: ಅಂದ್ರೆ ಯಾವ್ದೋ ಒಂದು ವರ್ಗ ಅಟ್ರಾಕ್ಟ್ ಆಗತ್ತೇನೋ ನನಗ್ ಗೊತ್ತಿಲ್ಲ. ಆದ್ರೆ ನೀವು ಸರಳವಾಗಿ ಇಟ್ಕೊಂಡು ಆ ಸಮಾರಂಭದಲ್ಲಿ ಇರೋ ಜೊತೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡು ಹೋಗಿ ಇನ್ನೊಂದಿನ ನೀವು ಅಲ್ಲಿ ಬಂದ್ರಿ ಅಂದ ತಕ್ಷಣ ಗುರುತಿಸ್ತಾರ, ಓ ಬಂದಿದ್ದಾರೆ ಅವರು ಅಂತ.
0: ಹೌದಾ? ಗಾಂಧೀಜಿಯವರು ಕೇವಲ ಚರಕ ತಿರುಗಿಸಿದ ನಾಯಕರಲ್ಲ, ಬದಲಿಗೆ ಭಾರತದ ಪ್ರತಿಯೊಂದು ಹಳ್ಳಿಯೂ ಆರ್ಥಿಕವಾಗಿ ಸ್ವಾವಲಂಬನೆ ಆಗಿದೆ ಅಂತಾನೆ ಹೇಳ್ಬೋದು.
1: ಹೆಂಗ್ ಗೊತ್ತಾ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಅವರು ಈ ಜೀವನದ ಎಲ್ಲ ಮುಖಗಳನ್ನ ಅವರ ಒಂದು ಸ್ವಾನುಭವದಿಂದ ನೋಡಿ ಮಾಡಿದಂತಹ ಸಿದ್ಧಾಂತಗಳು ಎಲ್ಲವೂ ಕೂಡ ಅವ್ರದ್ದು. ಹಾಗಾಗಿ ಅವರನ್ನ ರಾಷ್ಟ್ರಪಿತ ಅಂತ ಕರೆದ್ರು ಕೆಲವರು, ಮಹಾತ್ಮ ಅಂತ ಕರೆದ್ರು, ನಡೆದಾಡುವ ಸಂತ ಅಂತ ಕರೆದ್ರು. ಆದ್ರೆ ಕೆಲವೊಂದ್ಸತಿ ತುಂಬಾ ಡೀಪ್ ಆಗಿ ಅವರ ಜೀವನ ಸಿದ್ಧಾಂತವನ್ನ ಓದುವಾಗ ಕೆಲವೊಂದ್ಸತಿ ಡೌಟ್ ಬರುತ್ತೆ. ಹಾಗಾಗಿ ಗಾಂಧೀವಾದವನ್ನ ವಿರೋಧಿಸಿದವ್ರಿಗೇನ್ ಕೊರತೆ ಇಲ್ಲ ನಮ್ಮಲ್ಲಿ. ಗಾಂಧೀಜಿ ಆ ತಪ್ಪು ಮಾಡಿದ್ರಿಂದ ಈ ಸ್ಥಿತಿ, ಈ ತಪ್ಪು ಮಾಡಿದ್ರಿಂದ ಆ ಸ್ಥಿತಿ ಅಂತ ಅನ್ನೋರು ಇದ್ದಾರೆ. ಆದ್ರೆ ಬಹಳಷ್ಟು ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡಾಗ ಅದು ಒಳ್ಳೆ ಜೀವನ, ಸುಖ ಜೀವನ ಕೊಡುತ್ತೇನೋ ಅನ್ನೋದು ನನ್ನ ಒಂದು ಅನಿಸಿಕೆ. ಅವ್ರು ಏನ್ ಹೇಳ್ತಾರ ಗೊತ್ತಾ, ಸುಖಿ ಅರ್ಥವ್ಯವಸ್ಥೆ ಅಂದ್ರೆ ವೆಲ್ಫೇರ್ ಸ್ಟೇಟ್ ಅಂತ ನಾವು ಹೇಳ್ತೀವಿ ಎಕನಾಮಿಕ್ಸ್ ಅಲ್ಲಿ. ಆದ್ರೆ ಗಾಂಧೀಜಿ ಹೇಳುವ ಸುಖಿ ಅರ್ಥವ್ಯವಸ್ಥೆ ಅಂದ್ರೆ ಯಾವ ರಾಷ್ಟ್ರದಲ್ಲಿ ಹೆಚ್ಚು ಜನ ಸಂತೋಷವಾಗಿದ್ದಾರೋ, ಸಂತೋಷವಾಗಿರುವವರ ಸಂಖ್ಯೆ ಎಲ್ಲಿ ಜಾಸ್ತಿ ಇದೆಯೋ ಅದು ಸುಖಿ ರಾಷ್ಟ್ರ ಅಥವಾ ಸುಖಿ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ.
0: ಓಕೆ ಓಕೆ. ಎಸ್ ಮ್ಯಾಮ್, ಇವತ್ತು ನಮ್ಮ ಗಾಂಧಿಯನ್ ಎಕನಾಮಿಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಹಿತಿನ ತಿಳಿಸಿದಕ್ಕೆ ಧನ್ಯವಾದಗಳು ಮ್ಯಾಮ್.
1: ಓ, ತಮಗೂ ಧನ್ಯವಾದಗಳು.
2: ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಡಾಕ್ಟರ್ ಜಯಂತಿ ಅವರು ಸ್ವದೇಶಿ ಚಳುವಳಿ, ಖಾದಿ, ಗ್ರಾಮ ಸ್ವರಾಜ್ಯದ ಮೂಲಕ ರಾಮರಾಜ್ಯ ಕಟ್ಟುವ ಕನಸು ಹಾಗೂ ಭಾರತದ ಆತ್ಮ ಹಳ್ಳಿಗಳಲ್ಲಿದೆ ಎನ್ನುವ ವಾಸ್ತವವನ್ನು ಎಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ರು. ನಮ್ಮ ದೇಶದ ಆರ್ಥಿಕ ಪ್ರಗತಿಯ ಬುನಾದಿಗೆ ಸ್ಫೂರ್ತಿಯಾದ ಈ ವಿಚಾರಗಳನ್ನು ಹಂಚಿಕೊಂಡಂತಹ ಡಾಕ್ಟರ್ ಜಯಂತಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಗಾಂಧಿ ಜಯಂತಿಯ ಈ ವಿಶೇಷ ಗಾಂಧಿಯನ್ ಎಕನಾಮಿಕ್ಸ್ ಸಂವಾದವನ್ನು ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮವನ್ನ ತಗೊಂಡು ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ

0: ಎಸ್, ವೆಲ್ಕಮ್ ಬ್ಯಾಕ್. ಗಾಂಧಿ ಜಯಂತಿಯ ಈ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಗಾಂಧಿ ಜಯಂತಿಯ ಗಾಂಧಿಯನ್ ಎಕನಾಮಿಕ್ಸ್ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಇವತ್ತಿನ ಜಾಗತೀಕರಣ, ಆಧುನಿಕ ತಂತ್ರಜ್ಞಾನದ ಸ್ಪರ್ಧೆ ಹಾಗೂ ಕಾರ್ಪೊರೇಟ್ ಜಗತ್ತಿನಲ್ಲಿ ಗಾಂಧಿವಾದಿ ಸ್ವದೇಶಿ ತತ್ವಗಳು ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆ ಎಷ್ಟು ಪ್ರಸ್ತುತ ಅನ್ನೋದನ್ನ ತಿಳಿಸಲಿಕ್ಕೆ ನಮ್ಮೊಂದಿಗೆ ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿಯಾದ ಪ್ರೊಫೆಸರ್ ಡಾಕ್ಟರ್ ಎಂ ವೆಂಕಟೇಶ್ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಬನ್ನಿ, ಇವತ್ತಿನ ಆಧುನಿಕ ಯುಗಕ್ಕೆ ಗಾಂಧಿ ತತ್ವ ಹೇಗೆ ಅನ್ವಯವಾಗುತ್ತೆ ಅನ್ನೋದನ್ನ ತಿಳಿಯೋಣ. ಹಾಗಾದ್ರೆ ಸ್ನೇಹಿತರೆ, ಪ್ರೊಫೆಸರ್ ಡಾಕ್ಟರ್ ಎಂ ವೆಂಕಟೇಶ್ ಅವರು ಡಿವಿಎಸ್ ಆಡಳಿತ ಸಮಿತಿಯಲ್ಲಿ ಕುಲಸಚಿವರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಡಿವಿಎಸ್ ಡಿಗ್ರಿ ಕಾಲೇಜಿನಲ್ಲಿ 35 ವರ್ಷಗಳ ಸೇವೆ ಸಲ್ಲಿಸಿ ಅರ್ಥಶಾಸ್ತ್ರಜ್ಞ ಉಪನ್ಯಾಸಕರಾಗಿ 5 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಮೊನ್ನೆ ಅಂದ್ರೆ ಜುಲೈ 31ರಂದು ನಿವೃತ್ತಿಯಾಗಿ ಈಗ ಕುಲಸಚಿವರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಗಾಂಧಿಯನ್ ಎಕನಾಮಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ಕಾರ ಮೇಡಮ್.
2: ಮೊದಲನೇದಾಗಿ ಗಾಂಧಿ ಜಯಂತಿಯ ಶುಭಾಶಯಗಳು ಸರ್.
1: ತಮ್ಮವು ಇಡೀ ನಮ್ಮ ರಾಷ್ಟ್ರದ ಎಲ್ಲ ಜನರಿಗೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳು ಮೇಡಮ್.
2: ಈಗ ಮೊದಲನೇದಾಗಿ ಆಧುನಿಕ ಯುಗದಲ್ಲಿ ಅನ್ವಯತೆ ಅಂದ್ರೆ ಇವತ್ತಿನ ಜಾಗತೀಕರಣ ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಗಾಂಧಿವಾದಿ ಸ್ವದೇಶಿ ತತ್ವವನ್ನು ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಹೇಳ್ಬೋದಾ
1: ಮೇಡಮ್? ಈಗ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರೆ ಒಳ್ಳೆ ಪ್ರಶ್ನೆ ಕೂಡ ಇದು. ಯಾಕೆ ಅಂತ ಕೇಳಿದ್ರೆ ಇವತ್ತಿನ ಆರ್ಥಿಕತೆ ಕೊಳ್ಳುಬೋಕ ಸಂಸ್ಕೃತಿಯನ್ನ ಮತ್ತೆ ಜನರಿಗೆ ಈ ನಮ್ಮ ಅಭಿವೃದ್ಧಿಯನ್ನು ಹೆಸರಿನಲ್ಲಿ ನಮ್ಮ ಒಂದು ಪರಿಸರವನ್ನ ನಾವು ನಾಶ ಮಾಡ್ತಾ ಇದ್ದೀವಿ, ಅಂತಿಮವಾಗಿ ಮಾಲಿನ್ಯಕ್ಕೆ ಗುರಿಯಾಗ್ತಾ ಇದ್ದೀವಿ. ಈಗೆಲ್ಲ ವಿಪತ್ತುಗಳನ್ನ ತಾವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ನಾವು ಕೂಡ ಈ ಅಭಿವೃದ್ಧಿ ಅಂತಕ್ಕಂತ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡು ಪ್ರತಿಯೊಬ್ಬರು ಅಭಿವೃದ್ಧಿ ಆಗ್ಬೇಕು, ನಾವು ಇಷ್ಟು ಮಾಡಿದೀವಿ ಅಷ್ಟು ಮಾಡಿದೀವಿ ಅಂತ. ಇದು ಪ್ರಕೃತಿಯ ಶೋಷಣೆ ಅಂತ ಅನಿಸ್ತದೆ ನಮ್ಮ ಗಾಂಧೀಜಿ ಇರೋರ ಪ್ರಕಾರವೇ. ನಾವು ಇದು ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನ ಕೈಗಾರಿಕೆಗಳನ್ನ ನಾವೇನಾದ್ರೂ ಬಳಕೆ ಮಾಡಿದ್ರೆ ಅದು ಪ್ರಕೃತಿಯ ಶೋಷಣೆ ಅಂತ ಆಗ್ತದೆ. ಹಾಗಾಗಿ ಇವತ್ತಿನ ಸ್ಥಿತಿಗೆ ಗಾಂಧೀಜಿ ಇರೋರ ಒಂದು ಏನು ಅವರು ಗ್ರಾಮಗಳ ಭಾರತ ಅಂತ ಹೇಳಿದ್ರು, ಸ್ವಾವಲಂಬನೆ ಅಂತ ಕರೆದ್ರು. ಅದೇ ಇವತ್ತಿಗೆ ಅದು ಔಷಧಿ ಅಂತ ನಮ್ಗೆ ಅನಿಸ್ತಾ ಇದೆ ಮೇಡಮ್.
2: ಸರ್, ಥ್ಯಾಂಕ್ ಯು ಸರ್. ಈಗ ಪ್ರಸ್ತುತ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಗಳು ಗಾಂಧೀಜಿಯವರ ಧರ್ಮದರ್ಶಿತ್ವ ತತ್ವಕ್ಕೆ ಹತ್ತಿರವಾಗುತ್ತಾ ಹೇಗೆ ಅಂತ?
1: ಖಂಡಿತ ಮೇಡಮ್, ಖಂಡಿತ. ಇದು ಗಾಂಧೀಜಿಯವರ ಒಂದು ಧರ್ಮದರ್ಶಿತ್ವದ ಪ್ರೇರಣೆಯ ಮೇರೆಗೇನೆ ಈಗ ಏನ್ ನೀವು CSR ಅಂತ ಕರಿತೀರಿ, ಸಾಮಾಜಿಕ ಹೊಣೆಗಾರಿಕೆ ಅಂತ. ನೀವು ಆ ಸಂದರ್ಭವನ್ನು ಖಂಡಿತ ಕೂಡ ನಾವು ಇದರ ಪ್ರೇರಣೆಯಿಂದಲೇ ಆಗ್ತಾ ಇದೆ. ಅದು ಇನ್ನೂ ಸ್ವಲ್ಪ ವಿಸ್ತೃತ ಆದ್ರೆ ಒಳ್ಳೇದು
2: ಅಂತ. ಖಂಡಿತ ಸರ್. ಈಗ ಗಾಂಧೀಜಿಯವರ ಜನರಿಂದ ಉತ್ಪಾದನೆ ಮತ್ತು ಆಧುನಿಕ ಬೃಹತ್ ಉತ್ಪಾದನೆಗೆ ಈ ಒಂದು ನಡುವಿನ ಪ್ರಮುಖ ವ್ಯತ್ಯಾಸ ಏನು ಅಂತ ಹೇಳ್ಬೋದು
1: ಮೇಡಮ್? ಅದು ಅವ್ರದ್ದು ಗಾಂಧೀಜಿಯವರು ಎಲ್ಲರ ಕೈಗಳಿಗೆ, ಯಾರು ಜನರಿದ್ದಾರೆ ದುಡಿಯುವ ಎಲ್ಲ ಜನಗಳಿಗೆ ಅವರು ಒಂದು ಕೆಲಸ ಕೊಡಬೇಕು, ಉದ್ಯೋಗ ಕೊಡಬೇಕು, ಅವರನ್ನ ಸ್ವಾವಲಂಬನೆ ಮಾಡಬೇಕು ಅನ್ನೋದು ವಾದ. ಈಗ ಮಾಡ್ತಾ ಇರ್ತಕ್ಕಂಥದ್ದು ಬೃಹತ್ ಯಂತ್ರೋಪಕರಣಗಳಿಗೆ ನಾವು ಶರಣಾಗಿ ನಾವು ಉದ್ಯೋಗಗಳನ್ನ ಕಿತ್ಕೊಳ್ತಾ ಇದ್ದೀವಿ. ಇದು ಬಂಡವಾಳಶಾಹಿ ಒಂದು ಸಂಚು ಅಂತ ನನಗೆ ಅನಿಸ್ತದೆ
2: ಮೇಡಮ್. ಸೊ ಈಗ ಮಾನವನ ಅಗತ್ಯಕ್ಕೆ ಸಾಕಷ್ಟಿದೆ, ದುರಾಸೆಗಲ್ಲ ಎಂಬ ಹೇಳಿಕೆಯು ಇವತ್ತಿನ ಹವಾಮಾನ ವೈಪರೀತ್ಯಕ್ಕೆ ಹೇಗೆ ಪರಿಹಾರವಾಗುತ್ತೆ ಅಂತ ಹೇಳ್ಬೋದಾ?
1: ಖಂಡಿತ ಮೇಡಮ್. ಈ ದುರಾಸೆ ಅಂತಕ್ಕಂಥದ್ದು ಕೇವಲ ಯಾರೋ ಒಬ್ಬರು ಕೈಗಾರಿಕೋದ್ಯಮಿ ಅಥವಾ ಒಬ್ಬ ರಾಜಕಾರಣಿ ಅಂತ ಇಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ, ಒಂದು ಸಾಮಾನ್ಯ ವ್ಯಕ್ತಿಯು ಕೂಡ ದುರಾಸೆಯ ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದಾನೆ. ಅದು ಮುಂದೆ ಅವನನ್ನ ಆಹುತಿ ತಗೊಳ್ತದೆ. ಗಾಂಧೀಜಿ ಒಂದು ಕಾಲಘಟ್ಟದಲ್ಲಿ ಮತ್ತೆ ನೆನಪಾಗ್ತಾರೆ, ಮತ್ತೆ ಅಲ್ಲಿಗೆ ನಾವು ವಾಪಸ್ ಹೋಗ್ತೀವಿ ಅಂತ ನನಗೆ ಅನಿಸ್ತದೆ
2: ಮೇಡಮ್. ಸೊ ಈಗ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯು ಗ್ರಾಮೀಣ ಭಾಗದ ನಿರುದ್ಯೋಗ ಮತ್ತು ನಗರಗಳಿಗೆ ವಲಸೆ ಹೋಗುವ ಸಮಸ್ಯೆಯನ್ನ ತಡೆಯೋದಕ್ಕೆ ಹೇಗೆ

0: ಆಗ್ತದೆ ಸರ್.
1: ಖಂಡಿತ ಮೇಡಮ್, ಇದೇನು ನಾವು ಕೇಂದ್ರೀಕರಣ ಆಗ್ತಾ ಇರ್ತಕ್ಕಂಥದ್ದು ಈ ನಗರದ್ದು ಬೆಳವಣಿಗೆ ಕಾರಣ. ನಾವು ವಿಕೇಂದ್ರೀಕರಣದ ಮೂಲಕ ಗ್ರಾಮಗಳಲ್ಲೇ ಅಲ್ಲಲ್ಲೇ ಒಂದು ನಾವೇನು ಉತ್ಪಾದನೆಯನ್ನ ಅರ್ಥವ್ಯವಸ್ಥೆಯನ್ನ ನಾವಲ್ಲಿ ನೆಲೆಗೂಡಿಸಿದ್ರೆ ಗ್ರಾಮಗಳಲ್ಲಿ ಖಂಡಿತ ಉದ್ಯೋಗಾವಕಾಶಗಳು ಸಿಗ್ತದೆ, ಮತ್ತೆ ಉತ್ಪಾದನೆನೂ ಜಾಸ್ತಿ ಆಗ್ತದೆ. ಅದರಲ್ಲೂ ನಮ್ಮಂತಹ ಈ ಜನಸಂಖ್ಯಾ ಬಾಹುಳ್ಯ ದೇಶ, ನಾವು ಜಗತ್ತಿನಲ್ಲೇ ನಂಬರ್ 1 ಜನಸಂಖ್ಯೆಯನ್ನು ಹೊಂದಿದ್ದೀವಿ. ಅಂತಹ ದೇಶಕ್ಕೆ ನಾವು ಶ್ರಮ ಆಧಾರಿತವಾದಂತಹ ಉತ್ಪಾದನೆ, ಗ್ರಾಮ ಆಧಾರಿತ ಉತ್ಪಾದನೆಯನ್ನೇ ನಾವು ಮಾಡೋದು ನನ್ನ ಪ್ರಕಾರ ಒಳ್ಳೆಯದಂತ.
0: ಓಕೆ ಸರ್, ಈಗ ಶರೀರ ಶ್ರಮ ಪರಿಕಲ್ಪನೆಯು ಸಮಾಜದಲ್ಲಿರೋ ಜಾತೀಯತೆ ಮತ್ತು ವರ್ಗ ಭೇದವನ್ನ ಕಡಿಮೆ ಮಾಡೋದಕ್ಕೆ ಹೇಗೆ ಸಹಕಾರಿ ಅಂತ ಹೇಳ್ಬೋದಾ?
1: ಮೇಡಮ್, ಅದು ಶ್ರಮ, ನೀವೇನು ಶಾರೀರಿಕ ಶ್ರಮ ಅಂತ ಹೇಳ್ತಾ ಇದ್ದೀರಿ.
0: ಹೌದು,
1: ಶಾರೀರಿಕ ಶ್ರಮಕ್ಕೂ ಇಲ್ಲಿ ಜಾತೀಯತೆಗೆ ಸ್ವಲ್ಪ ಲಿಂಕ್ ಇದೆ. ಯಾರು ನಿಜವಾಗ್ಲೂ ಶ್ರಮಜೀವಿಗಳಿದ್ದಾರೆ ಅವರು ಕೆಳವರ್ಗ, ಹಿಂದುಳಿದ ವರ್ಗ, ದಲಿತ ವರ್ಗ, ಈ ವರ್ಗಗಳಿಗೆ ಸೇರಿದವರು ಅಂತ ಸ್ವಲ್ಪ ಮೇಲ್ವರ್ಗದವರು ಶ್ರಮನ ಕಡಿಮೆ ಮಾಡಿ ಅವರು ಈ ಬಂಡವಾಳಶಾಹಿಯನ್ನ ಈಗ ಇದು ಮಾಡ್ತಾ ಇದ್ದಾರೆ, ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ನಮ್ಮ ಆರೋಗ್ಯ ಕೆಡಕ್ಕೂ ಕೂಡ ಈ ಶ್ರಮ ಇಲ್ಲದೆ ಇರ್ತಕ್ಕಂಥದ್ದು ಸೋಮಾರಿತನದ್ದು ನಮ್ಗೆ ಮುಂದೆ. ಈಗ ಏನೇನು ನಾವು ಈ ಕಂಪ್ಯೂಟರ್ ಯುಗದಲ್ಲಿ, ಜನ್ಜಿ ಯುಗದಲ್ಲಿ ಇದ್ದೀವಿ, ಇವೆಲ್ಲವೂ ಕೂಡ ಒಂದು ದಿನ ಅವರಿಗೆ ಒಂದು ಪಾಠ ಆಗ್ತದೆ ಮುಂದೆ. ಅದನ್ನೇ ನಾವು ಮುಂದೆ ಆಲೋಚನೆ ಮಾಡಬೇಕು.
0: ಹೌದು ಸರ್. ಓಕೆ, ಈಗ ಗಾಂಧೀಜಿ ಅವರು ಸಂಪೂರ್ಣವಾಗಿ ಯಂತ್ರಗಳನ್ನ ವಿರೋಧಿಸಿದ್ರೆ ಅಥವಾ ಯಂತ್ರಗಳಿಂದ ಆಗುವ ಮಾನವ ಶ್ರಮದ ಅಪಮೌಲ್ಯವನ್ನ ವಿರೋಧಿಸಿದ್ರೆ ಇದನ್ನ ಹೆಂಗೆ ವಿಶ್ಲೇಷಿಸ್ತೀರಾ ಸರ್?
1: ಅಂದ್ರೆ ಯಂತ್ರಗಳು ನಿರುದ್ಯೋಗಕ್ಕೆ ಕಾರಣ ಆಗಬಾರದು.
0: ಓಕೆ,
1: ಯಂತ್ರಗಳನ್ನ ಅವರು ಸಂಪೂರ್ಣವಾಗಿ ನಿರಾಕರಿಸಲಿಲ್ಲ. ನಿಜವಾಗ್ಲೂ ಕೂಡ ಮನುಷ್ಯನಿಂದ ಆಗದೇ ಇರೋ ಕೆಲಸಗಳು ಯಂತ್ರದಿಂದ ಆಗ್ತಾ ಇದ್ದಾವೆ. ಇವತ್ತು ನಾವು ಈ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ನೋಡ್ತಾ ಇದ್ರೆ ಯಂತ್ರಗಳದ್ದು ಅಂತ ಕಾಣಿಸ್ತದೆ. ಆಮೇಲೆ ಕೆಲವು ಮಾನವ ಬಹಳ ಕೀಳು ಮಟ್ಟದ ಕೆಲಸಗಳನ್ನ ಮಾಡೋದನ್ನ ತಪ್ಪಿಸಕ್ಕೆ ಯಂತ್ರಗಳು ಬೇಕಾಗತ್ತೆ. ನೀವು ಕೆಲವು ಈ ಗುಂಡಿಗಳಲ್ಲಿ ಬಿದ್ದು ಎಲ್ಲ ಇದಾದ್ರೂ ಕಸ ತೆಗಿಯಕ್ ಹೋದ್ರಲ್ಲಿ ಚರಂಡಿನಲ್ಲಿ ಹಿಂಗಾಯ್ತು ಅಂತವಕ್ಕೆ ಇದನ್ನು ಉಪಯೋಗಿಸಿದ್ರೆ ಯಂತ್ರಗಳು ತಪ್ಪಲ್ಲ. ಬಟ್ ನಾವು ಅವುಗಳ ಮೇಲೆ ಅತಿಯಾದ ಅವಲಂಬನೆ ಆಗಿರ್ತಕ್ಕಂಥದ್ದು ಮುಂದೆ ನಮಗೇನೋ ಒಂದು ಅಪಾಯದ ಕಾದಿದೆ ಅಂತ ನನಗನ್ನಿಸ್ತಾ ಇದೆ.
0: ಓಕೆ ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್. ಈಗ ನೈತಿಕತೆ ಇಲ್ಲದ ಅರ್ಥಶಾಸ್ತ್ರವು ಪಾಪಕ್ಕೆ ಸಮಾನ ಅಂತ ಈ ಒಂದು ಹೇಳಿಕೆಯನ್ನ ಇವತ್ತಿನ ಆರ್ಥಿಕ ಹಗರಣಗಳು ಮತ್ತು ಮಾರುಕಟ್ಟೆಯ ಸ್ಪರ್ಧೆಯ ಹಿನ್ನೆಲೆಯಲ್ಲಿ ವಿವರಿಸಬಹುದಾ ನೀವು ಅಂತ?
1: ನೈತಿಕತೆ ಅನ್ನೋ ಪದಾನೇ ಇವತ್ತು ಒಂದು ರೀತಿ ಜಾಳು ಜಾಳಾಗಿದೆ. ಅದನ್ನ ಯಾರು ಕೂಡ ಅದೇನು ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಇತ್ತು ಆ ಪದಕ್ಕೆ ಅಂತ ಅರ್ಥನೇ ಈಗಿಲ್ಲ.
0: ಇಲ್ಲ, ಖಂಡಿತ.
1: ಆಮೇಲೆ ನೈತಿಕತೆ ಅಂತ ಹೇಳ್ಕೊಂಡಿದ್ರೆ ನಾನು ಬದುಕಕ್ಕಾಗಲ್ಲ, ಮತ್ತೆ ನಾನು ಹೆಚ್ಚು ಶ್ರೀಮಂತ ಆಗ್ಲಿಕ್ಕಾಗಲ್ಲ. ನಾನು ಕೊಳ್ಳುಬಾಕ ಸಂಸ್ಕೃತಿಯನ್ನ ನಾನು ನಿಜವಾಗ್ಲೂ ಕೂಡ ಪ್ರೋತ್ಸಾಹ ಕೊಡ್ತೀನಿ ಅಂತ ಆಗ್ತದೆ. ಅದು ಅದಕ್ಕೆ ಎರಡು ಇಂಪಾರ್ಟೆಂಟ್ ಸಂಗತಿ, ಒಂದು ಭೋಗ ಸಂಸ್ಕೃತಿ, ಒಂದೊಂದು ಮತ್ತೊಂದು ತ್ಯಾಗ ಸಂಸ್ಕೃತಿ ಅಂತ ಎರಡು. ಆಕ್ಚುಲಿ ನಮ್ಮಲ್ಲಿ ಇದ್ದದ್ದು ಸ್ವಲ್ಪ ಗಾಂಧೀಜಿಯವರಿಗೆ ಒಪ್ಪುವಂತದ್ದು ಈ ತ್ಯಾಗ ಸಂಸ್ಕೃತಿ ಅನ್ನೋದು ಇರಬೇಕಿತ್ತು. ಆದ್ರೆ ಅದನ್ನೆಲ್ಲ ಬಿಟ್ಟು ನಾವು ಭೋಗ ಸಂಸ್ಕೃತಿ ಕಡೆಗೆ ಮುಖ ಮಾಡಿದೀವಿ. ನೋಡಬೇಕು ಇದು ರಥ ಎಲ್ಲಿ ತನಕ ಹೋಗ್ತದೆ ಅಂತ ಯೋಚನೆ ಮಾಡಬೇಕು.
0: ಓಕೆ ಸರ್. ಸೊ ಇವತ್ತಿನ ಅನುಭೋಗವಾದಿ ಸಂಸ್ಕೃತಿಯಲ್ಲಿ ಗಾಂಧೀಜಿಯವರ ಮಿತ ಬಳಕೆಯ ತತ್ವವು ಮಾನಸಿಕ ನೆಮ್ಮದಿ ಹಾಗೂ ಆರ್ಥಿಕ ಸ್ಥಿರತೆಗೆ ಹೇಗೆ ದಾರಿಯಾಗುತ್ತೆ ಅಂತ ಹೇಳ್ಬೋದ?
1: ಮಿತ ಬಳಕೆ ಅಂತಕ್ಕಂಥದ್ದು ನನಗೆ ಎಷ್ಟು ಬೇಕೋ ಅಗತ್ಯಕ್ಕೆ ಅಷ್ಟಿಟ್ಕೊಂಡು ಉಳಿದಿದ್ದೆಲ್ಲವೂ ಕೂಡ ಕಳ್ಳತನ ಅಂತ ಮೋಸ ಅಂತ ಆಗತ್ತೆ ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ಅದು ಸರಿಯಾದದ್ದೇ. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲರೂ ಈ ನೀವು ಹೇಳಿದ್ರಲ್ಲ ಶ್ರೀಮಂತಿಕೆ ಬೆನ್ನ ಹತ್ಕೊಂಡು ಹೋಗ್ತಕ್ಕಂಥದ್ದಾಗ್ಬೋದು, ಅಥವಾ ಒಂದು ನಾನು ಅನ್ನುವಂಥದ್ದು ಜಾಸ್ತಿಯಾಗಿ ನಾವು ಅಂತಕ್ಕಂಥದ್ದು ಹೋಗಿರೋದ್ರಿಂದ ಅದು ಅಭಿವೃದ್ಧಿಗೆ ಖಂಡಿತ ಅಸಮಾನತೆಗೆ ಕಾರಣ ಆಗತ್ತೆ, ಮತ್ತೆ ವರ್ಗ ಸಂಘರ್ಷಕ್ಕೆ ಕಾರಣ ಆಗತ್ತೆ, ಮತ್ತೆ ಬದಲಾವಣೆಗಳು ಅಥವಾ ಕ್ರಾಂತಿ ಆಗ್ಲಿಕ್ಕೆ ಅವಕಾಶ ಕಲ್ಪಿಸಬಹುದು ಅಂತ ಅನಿಸ್ತದೆ.
0: ಓಕೆ ಸರ್. ಕೊನೆಯದಾಗಿ ಈಗ ವೋಕಲ್ ಫಾರ್ ಲೋಕಲ್ ಅಂತ ಮತ್ತು ಸ್ಥಳೀಯ ಉದ್ಯಮಶೀಲತೆಯ ಯುಗದಲ್ಲಿ ಗಾಂಧೀಜಿಯವರ ಆರ್ಥಿಕ ಮೂಲತತ್ವಗಳು ಯುವ ಉದ್ಯಮಿಗಳಿಗೆ ಯಾವ ರೀತಿ ಪಾಠವನ್ನ ನೀಡುತ್ತೆ ಸರ್?
1: ಖಂಡಿತ ಮೇಡಮ್, ನಮಗೆ ಈಗಾದ್ರೆ ಕೋವಿಡ್ ಕರೋನಾ ಅಂತ ನಾವೇನ್ ಕರೆದಿದ್ದೀವಿ, ಆ ಸಂದರ್ಭ ನಮಗೆ ನಿಜವಾಗ್ಲೂ ಕೂಡ ಆ ಪಾಠಗಳನ್ನು ಹೇಳ್ಕೊಟ್ಟಿದೆ. ವೋಕಲ್ ಫಾರ್ ಲೋಕಲ್ ಅಂತಕ್ಕಂಥದ್ದು ಅದು ಅತ್ಯಂತ ನಿಜವಾಗ್ಲೂ ಕೂಡ ಸಾಧ್ಯ ಇದೆ. ನಾವು ಈ ತರದ ರಭಸದ ಅಭಿವೃದ್ಧಿ ಕಡೆಗೆ ಹೋಗುವ ಅವಶ್ಯಕತೆ ಇಲ್ಲ. ಇದರ ಮೂಲಕ ಕೂಡ ನಾವು ಅಭಿವೃದ್ಧಿ ಸಾಧಿಸುವಂತೆ ಎಷ್ಟೋ ಜನ ಸಾಫ್ಟ್ವೇರ್ಗೆ ಹೋಗಿದ್ದವರು ವಾಪಸ್ ಬಂದು ಇವತ್ತು ಅವರವರ ಸ್ಥಳಗಳಲ್ಲೇನೆ ಒಂದಷ್ಟು ಉತ್ಪಾದನೆಯನ್ನ, ತೋಟಗಾರಿಕೆಯನ್ನ ಅಥವಾ ಇನ್ನೂ ಕೆಲವು ಸಣ್ಣ ಸಣ್ಣ ಉದ್ದಿಮೆಗಳನ್ನು ಮಾಡಿದ್ದನ್ನು ನಾವು ನೋಡಬಹುದು. ಅವ್ರಿಗೂ ಕೂಡ ಅದು ಒಂದು ಎಜುಕೇಶನ್ ಆಗೋ ಮಟ್ಟಿಗೆ ಆ ಒಂದು ಕಲ್ಚರ್ ಏನಿದೆ ಇವತ್ತು ನಿಮ್ದೇನು ಸಾಫ್ಟ್ವೇರ್ ಕಲ್ಚರ್ ಅಂತೀವಲ್ಲ ಅದು ಆ ಲೆವೆಲ್ಗೆ ಅವರಿಗೆ ಅಸಹ್ಯ ಆಗಿ ವಾಪಸ್ ಬಂದು ಇವತ್ತು ಇಲ್ಲಿ ಶ್ರಮ ಮತ್ತೆ ನೀವು ಹೇಳಿದ್ರ ವೋಕಲ್ ಲೋಕಲ್ ಅವೆರಡು ಮಾಡ್ಲಿಕ್ಕೆ ಅವಕಾಶ ಆಗಿದೆ. ಮುಂದೆ ಅದೇ ಹೆಚ್ಚಾದ್ರೆ ಅನುಕೂಲ ಅಂತ ನನಗನ್ಸುತ್ತೆ.
0: ಓಕೆ ಸರ್, ಸೊ ಈಗ ಕೊನೆಯದಾಗಿ ಸರ್, ಒಬ್ಬ ಸಾಮಾನ್ಯ ಮನೆ ಮಾಲೀಕರು ಅಥವಾ ವಿದ್ಯಾರ್ಥಿ ತಮ್ಮ ದಿನನಿತ್ಯದ ಬದುಕಿನಲ್ಲಿ ಇವತ್ತಿನಿಂದಲೇ ಅಳವಡಿಸಿಕೊಳ್ಳಬಹುದಾದಂತಹ ಒಂದು ಸರಳ ಗಾಂಧಿ ಆರ್ಥಿಕ ನಿಯಮ ಅಂತಂದ್ರೆ ಯಾವುದು ಸರ್?
1: ಮೇಡಮ್, ಒಂದು ನನ್ನ ಪ್ರಕಾರ ಸೋಮಾರಿಯಾಗದೆ ಸಿಂಪಲ್ ಆಗಿ ಶ್ರಮಜೀವಿಯಾಗಿದ್ದುಕೊಂಡು ಕೆಲಸ ಇಲ್ಲಿ ಇಲ್ಲದೆ ಇಲ್ಲಿ ಅಟ್ಲೀಸ್ಟ್ ಒಂದಷ್ಟು ಯೋಗಾನು, ಒಂದಷ್ಟು ಎಕ್ಸರ್ಸೈಸಸ್, ವ್ಯಾಯಾಮನು ಮಾಡ್ತಾ ತನ್ನ ದೇಹವನ್ನ ಸದೃಢವಾಗಿ ಇಟ್ಕೊಳ್ಬೇಕು. ಆಮೇಲೆ ಪರರ ಸ್ವತ್ತಿಗೆ ಆಸೆ ಪಡದೆ ಬದುಕೋದಿದೆಯಲ್ಲ, ಅದು ಬಹಳ ದೊಡ್ಡದು ಮೇಡಮ್. ಅದು ಎಷ್ಟೋ ಜನಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಂಗೆ ನನಗೆ ಅನ್ನಿಸ್ತದೆ.
0: ಸೊ ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸರ್, ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್. ತಮಗೂ ತಮ್ಮ FM ರೇಡಿಯೋದ ಎಲ್ಲ ಆಯೋಜಕರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
2: ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ, ಇವತ್ತಿನ ಜಾಗತಿಕ ಸವಾಲುಗಳು ಪರಿಸರ ಮಾಲಿನ್ಯ, ಬೃಹತ್ ಯಂತ್ರಗಳ ಅತಿಯಾದ ಬಳಕೆಯಿಂದಾಗುವ ಉದ್ಯೋಗ ನಷ್ಟ ಹಾಗೂ ಭೋಗ ಸಂಸ್ಕೃತಿಯ ನಡುವೆ ಗಾಂಧೀಜಿಯವರ ತ್ಯಾಗ ಸಂಸ್ಕೃತಿ, ಶರೀರ ಶ್ರಮ ಮತ್ತು ಶ್ರಮ ಆಧಾರಿತ ಗ್ರಾಮ ಸ್ವಾವಲಂಬನೆಯ ಮಹತ್ವವನ್ನು ಪ್ರೊಫೆಸರ್ ಡಾಕ್ಟರ್ ಎಂ ವೆಂಕಟೇಶ್ ಅವರು ಎಷ್ಟು ಅರ್ಥಪೂರ್ಣವಾಗಿ ವಿವರಿಸಿದ್ರು ಅಲ್ವಾ? ಸೊ ಸ್ನೇಹಿತರೆ, ಪ್ರತಿಯೊಬ್ಬರೂ ಸೋಮಾರಿಯಾಗದೆ ಶ್ರಮಜೀವಿಯಾಗಿ ಪರರ ಸ್ವತ್ತಿಗೆ ಆಸೆ ಪಡದೆ ಸರಳ ಜೀವನ ನಡೆಸುವುದು ಇವತ್ತಿನ ಅಗತ್ಯವಾಗಿದೆ ಎನ್ನುವ ಸುಂದರ ಸಂದೇಶ ನಮಗೆ ಸಿಕ್ಕಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮೂಲ್ಯ ಮಾಹಿತಿ ಹಂಚಿಕೊಂಡಂತಹ ಪ್ರೊಫೆಸರ್ ಡಾಕ್ಟರ್ ಎಂ ವೆಂಕಟೇಶ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸುತ್ತಾ, ಸ್ನೇಹಿತರೆ, ಇವತ್ತಿನ ಗಾಂಧಿ ಜಯಂತಿಯ ವಿಶೇಷ ಗಾಂಧಿಯನ್ ಎಕನಾಮಿಕ್ಸ್ ಕಾರ್ಯಕ್ರಮದಲ್ಲಿ ನಾವು ಗಾಂಧೀಜಿಯವರ ಅಹಿಂಸೆ ಮತ್ತು ಸತ್ಯದ ತತ್ವಗಳಷ್ಟೇ ಅಲ್ಲದೆ ಅವರ ಅದ್ಭುತ ಆರ್ಥಿಕ ಚಿಂತನೆಗಳ ಬಗ್ಗೆಯೂ ಎಷ್ಟೊಂದು ಅಪರೂಪದ ವಿಚಾರಗಳನ್ನ ತಿಳ್ಕೊಂಡಿದ್ದಾಯ್ತು ಅಲ್ವಾ? ಇವತ್ತಿನ ಈ ಸುಂದರ ಸಂವಾದದ ಕೊನೆಯಲ್ಲಿ ಗಾಂಧೀಜಿಯವರು ನಮಗೆ ನೀಡಿದ ಅತ್ಯಂತ ಸಕಾರಾತ್ಮಕ ಹಾಗೂ ಸ್ಫೂರ್ತಿದಾಯಕ ಸಂದೇಶ ಇಲ್ಲಿದೆ. ನೀವು ಪ್ರಪಂಚದಲ್ಲಿ ಯಾವ ಬದಲಾವಣೆಯನ್ನು ನೋಡೋದಕ್ಕೆ ಬಯಸುತ್ತೀರೋ, ಮೊದಲು ಆ ಬದಲಾವಣೆಯಾಗಿ ನೀವೇ ಬದಲಾಗಿ. ಹೌದಲ್ವಾ? ಬದಲಾವಣೆ ಅನ್ನೋದು ಬೇರೆ ಎಲ್ಲೋ ಅಥವಾ ಯಾರೋ ಮಾಡೋದಲ್ಲ ಸ್ನೇಹಿತರೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸರಳತೆ, ಶ್ರಮ ಜೀವನ, ಅಲ್ಪ ತೃಪ್ತಿ ಹಾಗೂ ಸ್ವಾವಲಂಬನೆಯನ್ನು ಅಳವಡಿಸಿಕೊಳ್ಳುವ ಮೂಲಕವೇ ನಾವು ಸುಂದರ ಸಮಾಜವನ್ನು ನಿರ್ಮಿಸಬಹುದು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಈ ಸಂಜೆಯ ಹೊತ್ತಿನಲ್ಲಿ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿರಲಿ ಅಂತ ಹೇಳ್ತಾ ಗಾಂಧಿಯನ್ ಎಕನಾಮಿಕ್ಸ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೇ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ನಂದಿನಿ.
6: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸಮಯ 7:00 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಾಯ್ತು ಆರ್ಜೆ ಶ್ರೀಧರ್. ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿದಿನವೂ ಕೂಡ ರೈತರು ಬೆಳೆಯುವಂತಹ ಬೆಳೆಗಳು ಮತ್ತೆ ಆ ಬೆಳೆನ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಹೆಚ್ಚು ಒತ್ತನ್ನ ಕೊಟ್ಟು, ಕೃಷಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟು, ರೈತರ ಬಾಳಲ್ಲಿ ಖುಷಿಯನ್ನ ಕೊಟ್ಟಂತಹ ಮಹನೀಯರನ್ನ ನೆನಪು ಮಾಡಿಕೊಳ್ಳುವಂತಹ ದಿನ ಅಂತಾನೆ ಹೇಳ್ಬೋದು. ಇವತ್ತು ತಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಇದೆ. ಸೊ ಇದರ ಪ್ರಯುಕ್ತವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಎನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ತಂದಿದ್ದೀವಿ. ಹಾಗೆ ಕೃಷಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗೆ ಗಾಂಧೀಜಿ ಅವರು ನೀಡಿರುವಂತಹ ಕೊಡುಗೆಗಳೇನು, ಇದರ ಬಗ್ಗೆ ನಮ್ಮ ರೈತರು ಕೂಡ ಮಾತನಾಡ್ತಾ ಇದ್ದಾರೆ. ಮಣ್ಣಿನ ವಾಸನೆ ಗೊತ್ತಿರೋರಿಗೆ, ಬೆವರಿನ ಬೆಲೆ ಗೊತ್ತಿರೋರಿಗೆ, ಬೀಜ ಬಿತ್ತಿ ಬೆಳೆ ಬೆಳೆಸಿ ದೇಶಕ್ಕೆ ಅನ್ನ ನೀಡುವಂತಹ ಅನ್ನದಾತರಿಗೆ ಮೊದಲನೇದಾಗಿ ನಮ್ಮ ಒಂದು ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ನಮ್ಮ ದೇಶದ ಇತಿಹಾಸದಲ್ಲಿ ಬಹಳ ವಿಶೇಷವಾದಂತಹ ದಿನ ಅಂತಾನೆ ಹೇಳ್ಬೋದು. October 2 ನಾನಾಗಲೇ ಹೇಳಿದಾಗೆ ಮಹಾತ್ಮ ಗಾಂಧೀಜಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಒಬ್ರು ಸತ್ಯ, ಅಹಿಂಸೆ, ಸ್ವಾವಲಂಬನೆ ಮತ್ತೆ ಗ್ರಾಮ ಸ್ವರಾಜ್ಯದ ಮೂಲಕ ದೇಶದ ಜನರಲ್ಲಿ ಹೊಸ ಚೈತನ್ಯವನ್ನ ಮೂಡಿಸಿದರು. ಮತ್ತೊಬ್ರು ಸರಳತೆ, ಪ್ರಾಮಾಣಿಕತೆ ಮತ್ತೆ ದೇಶ ಸೇವೆಯ ಮೂಲಕ ಜನಮನದಲ್ಲಿ ಅಚ್ಚಳಿಯಾದ ಗುರುತನ್ನ ಮೂಡಿಸಿದರು. ಗಾಂಧೀಜಿ ಅಂದಾಗ ನಮಗೆಲ್ಲ ನೆನಪಾಗೋದು ಸ್ವಾತಂತ್ರ್ಯ ಹೋರಾಟ ಮಾತ್ರ ಅಲ್ಲ, ಗ್ರಾಮ, ಗುಡಿ, ಗುಡಿಸಲು, ಚರಕ, ಸ್ವಾವಲಂಬನೆ ಮತ್ತೆ ರೈತ. ಯಾಕಂದ್ರೆ ಗಾಂಧೀಜಿಯವರ ಭಾರತ ಅಂತಂದ್ರೆ ಕೇವಲ ನಗರಗಳ ಭಾರತ ಅಲ್ಲ, ಹಳ್ಳಿಗಳಲ್ಲಿ ಉಸಿರಾಡುವಂತಹ ಭಾರತ ಅಂತಾನೆ ಹೇಳ್ಬೋದು. ಇನ್ನ ಶಾಸ್ತ್ರಿಜಿಯವರನ್ನ ನಾವು ನೋಡ್ತೀವಿ ಅಂತಂದ್ರೆ ದೇಶ ಕಷ್ಟದಲ್ಲಿದ್ದಾಗ ಜನರಲ್ಲಿ ಆತ್ಮವಿಶ್ವಾಸವನ್ನ ತುಂಬಿದಂತಹ ನಾಯಕ ಅಂತಾನೆ ಹೇಳ್ಬೋದು. ರೈತನ ಶ್ರಮ ಮತ್ತೆ ಸೈನಿಕನ ಸೇವೆಯ ಮಹತ್ವವನ್ನ ಒಂದೇ ಸಾಲಿನಲ್ಲಿ ಕಟ್ಟಿಕೊಟ್ಟವರು ನಮ್ಮ ಶಾಸ್ತ್ರಿಜಿಯವರು. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಗ್ತಾರೆ. ಇದು ಕೇವಲ ಮಾತಾಗಿರಲ್ಲ, ಅದು ದೇಶದ ಭದ್ರತೆಗೂ, ದೇಶದ ಆಹಾರ ಭದ್ರತೆಗೂ ನೀಡಿದಂತಹ ಒಂದು ಗೌರವ ಆಗಿತ್ತು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಂಧೀಜಿ ರೈತರ ಕಣ್ಣಲ್ಲಿ ಹೇಗಿದ್ದಾರೆ, ಶಾಸ್ತ್ರಿಜಿ ರೈತರ ಮನಸ್ಸಲ್ಲಿ ಯಾವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ, ಇಂದಿನ ರೈತರಿಗೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ವಿಚಾರಗಳು ಏನ್ ಹೇಳ್ತವೆ, ಶಾಸ್ತ್ರಿಜಿಯವರ ಜೈ ಕಿಸಾನ್ ಘೋಷಣೆಯನ್ನ ಇಂದಿನ ರೈತರು ಹೇಗೆ ನೋಡ್ತಾ ಇದ್ದಾರೆ, ಇದಕ್ಕೆ ಉತ್ತರವನ್ನ ನಾವು ಯಾವುದೋ ಭಾಷಣಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಓದಿ ತಿಳ್ಕೊಳ್ಳೋದಕ್ಕಿಂತ ನಮ್ಮ ರೈತರ ಮಾತುಗಳಲ್ಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಲದಲ್ಲಿ ಬೆವರನ್ನ ಸುರಿಸುವಂತಹ ರೈತರಿಂದಲೇ ಈ ಮಾತುಗಳನ್ನ ಕೇಳೋಣ. ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಗಾಂಧೀಜಿ ಅವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರಗಳು ಮಣ್ಣಿನ ಬದುಕಿಗೆ ಹೇಗೆ ತಲುಪಿದವೆ ಅನ್ನೋದನ್ನ ರೈತರಿಗಿಂತ ಚೆನ್ನಾಗಿ ಹೇಳೋರು ಯಾರು ಇಲ್ಲ ಅಂತ ನನಗನ್ಸುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ರೈತರ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿಜಿ ಅನ್ನುವಂತಹ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಅತಿಥಿಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದಂತಹ ಕೆಟಿ ಗಂಗಾಧರ್ ಸರ್ ಇದ್ದಾರೆ, ಹಾಗೆ ಕೃಷಿ ವಿಜ್ಞಾನಿ ಮತ್ತು ವಿಜ್ಞಾನ ಬರಹಗಾರರಾದಂತಹ ಡಾಕ್ಟರ್ ಶರಣಬಸವೇಶ್ವರ ಅಂಗಡಿಯವರಿದ್ದಾರೆ, ಹಾಗೆಯೇ ರೈತರಾಗಿ ನಿರ್ಮಾಪಕರೂ ಆಗಿರುವಂತಹ ರಾಜೇಶ್ ಕೀಳಂಬಿ ಸರ್ ಕೂಡ ಇದ್ದಾರೆ, ಕೃಷಿಯಲ್ಲಿ ಬಹಳಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದಂತಹ ಅನಂತ ಜವಳಿ ಅವರಿದ್ದಾರೆ, ಹಾಗೆಯೇ ವೃತ್ತಿಯಲ್ಲಿ ಶಿಕ್ಷಕರಾಗಿ ಕೃಷಿಯನ್ನ ಖುಷಿಯಿಂದ ಮಾಡದೇ ಇರುವಂತಹ ಶಿಕ್ಷಕರಾದ ಚನ್ನಕೇಶ್ವರ ಏಕೆ ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ರೈತ ಮುಖಂಡರಾದಂತಹ ಕೆಟಿ ಗಂಗಾಧರ್ ಸರ್ ಜೊತೆಗೆ ಮಾತಾಡೋಣ. ಸರ್, ಮತ್ತೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಸರ್, ಮೊದಲನೇದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗೆ ಗಾಂಧೀಜಿ ಅವರು ಕೃಷಿಗೆ ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಹೇಳ್ಬೋದು ಸರ್?
9: ಸರ್, ನಮಸ್ತೆ, ಧನ್ಯವಾದಗಳು. ನಮ್ಮ ರೇಡಿಯೋ ಶಿವಮೊಗ್ಗ ಎಲ್ಲಾ ಸಿಬ್ಬಂದಿ ಮತ್ತು ಸಂಸ್ಥಾಪಕರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು ಸರ್. ಮೊದಲು ಮೊಟ್ಟ ಮೊದಲು ನಾನು ಗಾಂಧಿ ಹುಟ್ಟಿದ ದಿನ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಮ್ಮ ಮಾಜಿ ಪ್ರಧಾನಿಗಳು ರೈತರ ಪರವಾಗಿ ಬಹಳ ದೊಡ್ಡ ಯೋಜನೆಗಳನ್ನ ಭಾರತ ದೇಶಕ್ಕೆ ಕೊಟ್ಟವರು. ಅವರನ್ನ, ಅವರು ಹುಟ್ಟಿದ ದಿನವನ್ನ ಇಡೀ ನಾಡು ಸ್ಮರಿಸಬೇಕು. ಹಾಗೆ ವಿಶೇಷವಾಗಿ ಭಾರತದ ರೈತರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಗಾಂಧೀಜಿಯವರನ್ನ ನೆನಪು ಮಾಡ್ಕೊಳ್ತಕ್ಕಂಥದ್ದು ಈ ದಿನ ಬಹುದೊಡ್ಡ ಶ್ರೇಷ್ಠವಾದ ದಿನಾಚರಣೆ ಅಂತ ನಾನು ಭಾವಿಸ್ತೇನೆ ಸರ್. ಎರಡನೇದಾಗಿ ಈ ವಿಷಯದಲ್ಲಿ ಮಾತಾಡ್ತಾ, ನಾವು ನೇರವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಾಡಿಗೆ ಅವರು ಪ್ರಧಾನಿ ಆದ ಮೇಲೆ ವಿಶೇಷವಾಗಿ ಬಹಳ ದೊಡ್ಡ ಘೋಷಣೆ ಇವತ್ತು ಇರೋದು ಜೈ ಜವಾನ್ ಜೈ ಕಿಸಾನ್. ಇದು ಬಹಳ ದೊಡ್ಡ ರೋಮಾಂಚನ ಆಗುತ್ತೆ ಎರಡು ಘೋಷಣೆಗಳನ್ನು ನಾವು ಕೂಗಬೇಕಾದ್ರೆ. ಜೈ ಜವಾನ್, ಗಡಿಯಲ್ಲಿರ್ತಕ್ಕಂಥ ಯೋಧ ತನ್ನ ಇಡೀ ಬದುಕನ್ನ ಇಡೀ ಜೀವನವನ್ನ ಇಡೀ ದೇಹವನ್ನ ಇಡೀ ಜನ್ಮವನ್ನ ಭಾರತ ದೇಶದ ಗಡಿ ರಕ್ಷಣೆಗೆ, ಗಡಿ ಅಂತಂದ್ರೆ ಕೇವಲ ಗಡಿಯಲ್ಲ, ಭೂಮಿಯ ಗಡಿಯಲ್ಲ, ಭಾರತ ದೇಶದ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಸರ್ವ ಜನಾಂಗದ ಸುಖ, ಸರ್ವ ವ್ಯವಹಾರಗಳು, ಸರ್ವ ಬದುಕು ನಡೀಬೇಕು ಅಂತಂದ್ರೆ ನಮ್ಮ ದೇಶದ ಬಾರ್ಡರ್ನಲ್ಲಿ ಕಾಯುವಂತ ಯೋಧ, ಅವನ ಸಾಹಸ, ಅವನ ಪ್ರಾಣ ತ್ಯಾಗ, ಅವನ ಬಲಿದಾನ, ಇದೆಲ್ಲವೂ ನೆನಪು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1965 ಭಾರತ ಪಾಕಿಸ್ತಾನ ಯುದ್ಧ ಆ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ನೋಡಿ ಎಂಥ ಘೋಷಣೆಯನ್ನು ಕೊಟ್ಟಿದ್ದಾರೆ ಆ ಪಾಕಿಸ್ತಾನ ಮತ್ತು ಭಾರತ ಯುದ್ಧ 1965. ಆಗ ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಎಂಥ ರೋಮಾಂಚನ ಬಿಡುತ್ತೆ. ಇವತ್ತು ಕೂಡ ಪ್ರತಿ ನವ ಯುವಕರು ಯುವತಿಯರು ಎಲ್ಲರೂ ಕೂಡ ಈ ಶಬ್ದವನ್ನು ಕೇಳಿದಾಗ ರೋಮಾಂಚನ ಕೊಡ್ತಾರೆ. ಒಂದು ಕ್ಷಣ ನಮ್ಮ ಗಡಿಯಲ್ಲಿರ್ತಕ್ಕಂಥ ರೈತನ ಸಾಹಸ, ಅವನ ಆ ವಿಶ್ವಾಸ, ಅವನ ದೇಶವನ್ನು ರಕ್ಷಿಸಬೇಕು ಅಂತಕ್ಕಂಥ ಅಚಲವಾದ ಶಕ್ತಿ ನೆನಪು ಬರ್ತದೆ. ಅದ್ರ ಜೊತೆ ಜೊತೆಗೆ ಜೈ ಕಿಸಾನ್ ಎನ್ನುವಾಗ ನಾವು ಭಾರತದ ರೈತರನ್ನ ನೆನಪು ಮಾಡ್ಕೊತೀವಿ. ಯಾಕೆಂದ್ರೆ 1965 ಭಾರತದ ಆಹಾರ ಉತ್ಪಾದನೆ ಬಹಳ ಕಡಿಮೆ ಇತ್ತು, ಬಹಳ ಕಡಿಮೆ ಇತ್ತು ಅಂತ ಅನ್ಬೋದು. ಯಾಕೆಂದ್ರೆ ವಿದೇಶಗಳಿಂದ, ಮುಂದುವರೆದ ದೇಶಗಳಿಂದ ಭಾರತಕ್ಕೆ ಆಹಾರ, ದವಸ ಧಾನ್ಯಗಳು ಮತ್ತು ಹಾಲಿನ ಪೌಡರ್ ಕೂಡ ಭಾರತಕ್ಕೆ ರವಾನೆ ಆಗ್ತಾ ಇತ್ತು, ಇಂಪೋರ್ಟ್ ಮಾಡ್ಕೊತಾ ಇದ್ರು. ಆ ಹಾಲಿನ ಪುಡಿಯನ್ನ ಶಾಲೆಗಳಲ್ಲಿ ಹಾಲು ಮಾಡಿ ಕಾಯಿಸಿ ನಾನು ಪಿ ಯು ಸಿ ಓದ್ಬೇಕಾದ್ರು ಕೂಡ ಈ ಹಾಲನ್ನ ಕೊಡ್ತಾ ಇದ್ರು. ನಾನು ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಆ ಕಾಲಕ್ಕೆ ಆಹಾರ ಉತ್ಪಾದನೆ, ಪಶುಪಾಲನೆ, ಹೈನುಗಾರಿಕೆ ಮತ್ತು ಹಾಲಿನ ಮಿಲ್ಕ್ ಪ್ರೊಡಕ್ಷನ್ ಬಹಳ ಕಡಿಮೆ ಇತ್ತು. ಅದಕ್ಕೆ ಬಹಳ ದೊಡ್ಡ ಕೊಡುಗೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗ ಅರ್ಥ ಮಾಡ್ಕೋತಾರೆ, ಅರೆ ನಮ್ದು ಭೂಖಂಡ, ಭಾರತದ ಭೂಖಂಡ ಸರ್ವ ಋತುಗಳನ್ನ ಜೋಪಾನ ಮಾಡಿರ್ತಕ್ಕಂಥ ಭೂಖಂಡ. ಅಂದರೆ ಋತುಗಳು ಅಂದ್ರೆ ಮಳೆಗಾಲದಲ್ಲಿ ಮಳೆ ಬರ್ತಕ್ಕಂಥದ್ದು, ಚಳಿಗಾಲದಲ್ಲಿ ಚಳಿ ಬರುವಂಥದ್ದು, ಬೇಸಿಗೆಯಲ್ಲಿ ಬಿಸಿಲು ಬರುವಂಥದ್ದು, ಈ ರೀತಿಯ ಖಂಡ ಭರತಖಂಡ ಅಂದ್ರೆ ಸರ್ವ ಋತುಗಳನ್ನ ಜೋಪಾನ ಮಾಡ್ತಕ್ಕಂಥದ್ದು. ನೀವು ಬೇರೆ ದೇಶಗಳಿಗೆ ಹೋದ್ರೆ ಇಂಥ ಋತುಮಾನಗಳು ಸಿಗೋದಿಲ್ಲ. ಅದನ್ನ ಅರ್ಥಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಂಥ ಒಂದು ಸರ್ವ ಋತುಗಳ ಅಖಂಡ ಭೂಖಂಡ ಹೈನುಗಾರಿಕೆ ಮಾಡ್ತಿರೋದಲ್ಲಿ ಯಾಕೆ ಹಾಲು ಉತ್ಪಾದನೆ ಯಾಕೆ ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡಿ ಅವರು ಗುಜರಾತ್ ಅಲ್ಲಿ ಆಗ್ತಾನೆ ಪ್ರಾರಂಭ ಆಗಿದ್ದಂತ ಆನಂದ ಮಿಲ್ಕ್ ಯೂನಿಯನ್ ಅಂತಕ್ಕಂಥದ್ದು ಗುಜರಾತ್ ಅಲ್ಲಿ ಆಗ್ಲೇ ಸ್ಟಾರ್ಟ್ ಆಗಿರುತ್ತೆ. ಯಾಕೆಂದ್ರೆ ಗುಜರಾತ್ ಅಲ್ಲಿ ಕೃಷಿ ಬಹಳ ದೊಡ್ಡ ಅಪಾಯದಲ್ಲಿತ್ತು. ಆಗ ಹೈನುಗಾರಿಕೆನೆ ಗುಜರಾತ್ ಅಲ್ಲಿ ಬಹಳ ದೊಡ್ಡ ಉತ್ಪಾದನಾ ವಲಯವಾಗಿತ್ತು, ಹಳ್ಳಿಯ ಜನರಿಗೆ ಹಣಕಾಸಿಗೆ ಬಹಳ ದೊಡ್ಡ ಕೊಡುಗೆ ಆಗಿತ್ತು. ಆ ಹಾಲನ್ನ ಗುಜರಾತ್ ಇಂದ ಡೆಲ್ಲಿಗೆ ರವಾನೆ ಮಾಡ್ತಿರ್ತಾರೆ. ಇದನ್ನು ಗಮನಿಸಿದಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1965 ಅಮೂಲ್ ಅಂತ ಆನಂದ ಮಿಲ್ಕ್ ಯೂನಿಯನ್ ಆ ಮಾದರಿಯನ್ನ ಇಡೀ ಭಾರತಕ್ಕೆ ಇದನ್ನು ವಿಸ್ತರಿಸಬೇಕು ಅಂತ ಹೇಳಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ NDDB ಈ ರೀತಿ ಒಂದು ದೊಡ್ಡ ಸಂಸ್ಥೆಯನ್ನು ಉಂಟಾಗ್ತಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡತಕ್ಕಂತ ದುಡಿಯುವ ಜನಕ್ಕೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಎಲ್ಲರಿಗೂ ಒಂದು ಸಮಾನವಾದ ಉದ್ಯೋಗ ಖಾತ್ರಿ, ಸಮಾನವಾದಂತ ಹಣದ ಕೂಲಿ, ಹಣದ ಸಂಪನ್ಮೂಲ, ಸಮಾನವಾದಂತ ಕಾರ್ಯ ಎಲ್ಲ ದೊರಕಬೇಕಾದ್ರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಕಂಡುಕೊಂಡಂತ ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1960ರ ದಶಕದಲ್ಲಿ ಅವರು ಪ್ರಧಾನಿ ಆದ್ಮೇಲೆ ಅಮೂಲ್ ಮುತ್ತ ಅಂದ್ರೆ ಗುಜರಾತ್ ನಡೆಸಿದ್ದಂತ ಹಾಲಿನ ಉತ್ಪಾದನಾ ಸಹಕಾರ ಕ್ಷೇತ್ರವನ್ನು ನೋಡಿ ಅದನ್ನ ಇಡೀ ದೇಶಕ್ಕೆ ಯಾಕೆ ನಾನು ಜಾರಿಗೆ ತರಬಾರದು ಅನ್ನುವ ಬಹಳ ಗಂಭೀರವಾದ ಆಲೋಚನೆಯನ್ನ ಯೋಚನೆ ಮಾಡಿ ಆ ಯೋಜನೆಗೆ ತಕ್ಕನಾದಂತ ಒಂದು ಕಾರ್ಯಸೂಚಿಯನ್ನು ತಯಾರು ಮಾಡಿ ಒಂದು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಆ ಕ್ರಿಯಾ ಯೋಜನೆಯ ಮೂಲಕ ನಮ್ಮ ಭಾರತಕ್ಕೆ ಈ ಹಾಲಿನ ಉತ್ಪಾದನೆಯಲ್ಲಿ ಸಾಧನೆ ಮಾಡಲಿಕ್ಕೆ ವಿದ್ಯಾವಂತರಿರ್ಬೋದು ಅವಿದ್ಯಾವಂತರಿರ್ಬೋದು ದುಡಿಯೋತಕ ಶಕ್ತಿ ಆಸಕ್ತಿ ಇರತಕ್ಕಂತ ಎಲ್ಲ ವರ್ಗದವರು ಪಶುಗಳನ್ನು ಪಾಲನೆ ಮಾಡಿ ಗೋಪಾಲನೆ ಮಾಡಿ ಹಾಲನ್ನು ಕರೆದು ಸೊಸೈಟಿಗೆ ಕೊಟ್ಟಾಗ ಅಲ್ಲಿ ಅದು ಮೌಲ್ಯವರ್ಧನೆ ಆಗಿ ನನ್ನ ದುಡಿಯುವುದಕ್ಕೆ ತಕ್ಕಂತೆ ಸಾಮರ್ಥ್ಯಕ್ಕೆ ಸರಿಯಾಗಿ ನನಗೆ ಶಕ್ತಿ ಬರುತ್ತೆ ಆರ್ಥಿಕ ಶಕ್ತಿ ಬರುತ್ತೆ ಅಂತ ಹೇಳಿ ಜನ ಅರ್ಥ ಮಾಡಿಕೊಂಡು ಜನರನ್ನ ಇದಕ್ಕೆ ಸಕ್ರಿಯವಾಗಿ ತೋಡಿಸ್ಕೋಬೇಕು ಅಂತ ಹೇಳಿ ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹಕಾರ ಕ್ಷೇತ್ರದಲ್ಲಿ ಗ್ರಾಮೀಣ ಜನರು ಹೇಗೆ ಬದುಕಿ ತಮ್ಮ ಜೀವನಕ್ಕೆ ಬದ್ಧತೆಯನ್ನು ಕಂಡುಕೋಬಹುದು ಅನ್ನತಕ್ಕಂಥ ಸಹಕಾರ ತತ್ವವನ್ನ ಜಾರಿ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅವರನ್ನ ಈ ಸಂದರ್ಭದಲ್ಲಿ ನಾವು ಸಹಕಾರ ತತ್ವವನ್ನ ಯೋಚನೆ ಮಾಡಿದಾಗ ದಿಢೀರಂತ ನಮ್ಮ ಕಣ್ಮುಂದೆ ಬಂದು ಗೋಚರಿಸುವಂತದ್ದು ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅದಕ್ಕೆ ಭಾರತ ಸರ್ಕಾರ ಅಮೂಲ್ಗೆ ಯಾವ ರೀತಿ ಫಂಡಿಂಗ್ ಮಾಡಬೇಕು ಅಂತ ಹೇಳಿ ಆ ಮಾದರಿ ಇಟ್ಕೊಂಡು ಬರೀ ಗುಜರಾತಿಗೆ ಅಲ್ಲ, ಇದು ಎಲ್ಲ ರಾಜ್ಯಗಳಲ್ಲಿ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ನಾವು ಈ ರೀತಿಯ ಹಾಲು ಉತ್ಪಾದನಾ ವಲಯವನ್ನು ಶುರು ಮಾಡಿ ಹಾಲನ್ನ ಉತ್ಪಾದನೆ ಮಾಡೋದ್ರಿಂದ ಹಳ್ಳಿಯ ಜನರಿಗೆ ಕೈಗಳಿಗೆ ಕೆಲಸ ಸಿಗುತ್ತೆ, ಗೋಪಾಲನೆ ಶಿಶುಪಾಲನೆ ಆಗ್ತದೆ, ಜಾನುವಾರುಗಳ ರಕ್ಷಣೆ ಆಗುತ್ತೆ, ಹಾಲು ಉತ್ಪಾದನೆ ಮಾಡ್ತಾರೆ, ವಾರಕ್ಕೊಂದ್ಸರಿ ಕೈಗೆ ಹಣ ಬರುತ್ತೆ, ಅದರ ಸಗಣಿ ಮತ್ತು ಗಂಜಲಿನಿಂದ ಗೋಮೃತವನ್ನು ಮಾಡಿ ಕೃಷಿಗೆ ಸಸ್ಟೈನಬಲ್ ಇವತ್ತೇನು ಸಾವಯವ ಕೃಷಿ ಮಾಡ್ತಾ ಇದೀವಿ, ಅದುಗಳಿಗೆ ಹಸುಗಳ ಪಾಲನೆ ಬಹಳ ಶ್ರೇಷ್ಠ. ಹಸುಗಳಿದ್ರೆ ಅದರ ಗಂಜಲ ಗೋಮೂತ್ರ ಮತ್ತು ಅದರ ಸಗಣಿ ಇವೆರಡನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ಒಂದು ದ್ವಿದಳಧಾನ್ಯಗಳ ಹಿಟ್ಟು ಮತ್ತು ಸ್ವಲ್ಪ ಬೆಲ್ಲ ಇಷ್ಟನ್ನ ಹಾಕಿದ್ರೆ ಸಾಕು, ನಮ್ಮ ಗೋಮೃತ ಆರಂಭ ಆಗತ್ತೆ. ಇದನ್ನ ಫಸಲುಗಳಿಗೆ ಗಿಡ ಮರಗಳಿಗೆ ಕೊಡೋದ್ರ ಮೂಲಕ ನಾವು ಸಾವಯವ ಕೃಷಿ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸದಲ್ಲೇನೆ ನಾವು ಬೆಳೆಯಬಹುದಾದಂತ ರಾಸಾಯನಿಕ ಗೊಬ್ಬರಕ್ಕೆ ತತ್ಸಮಾನವಾದ ಶಕ್ತಿ ಇರತಕ್ಕಂತ ಈ ನಮ್ಮ ಗೋವಾಮೃತವನ್ನ ಕೊಟ್ಟು ಆ ಕಾಲಕ್ಕೆ NDDBಯಿಂದ ಕರ್ನಾಟಕದಲ್ಲಿ ನಮ್ಮ ಶಿಮೂಲ್ ಶಿವಮೊಗ್ಗದಲ್ಲಿ ಶಿಮೂಲ್ ಕರ್ನಾಟಕದಲ್ಲಿ ಕರ್ನಾಟಕ ಮಿಲ್ಕ್ ಯೂನಿಯನ್ ಟ್ರಸ್ಟ್ ಲಿಮಿಟೆಡ್ KMF ಅಂತೇಳಿ ಕರ್ನಾಟಕ ಮಿಲ್ಕ್ ಫೋರಂ ಪ್ರೊಡಕ್ಷನ್ ಇವೆಲ್ಲವೂ ಸೇರಿ ಕರ್ನಾಟಕ KMF ಅಂತ ಮಾಡ್ತಾರೆ, ಮಿಲ್ಕ್ ಯೂನಿಯನ್ ಫೆಡರೇಷನ್ ಅಂತ ಮಾಡ್ತಾರೆ, ಅದೇ ರೀತಿ ನ್ಯಾಷನಲ್ ಅಲ್ಲಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡ್ತಾರೆ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಭಾರತದ ಗ್ರಾಮೀಣ ಜನರ ಬದುಕಿಗೆ ವಾರಕ್ಕೊಮ್ಮೆ ಹಣ ದೊರಕಲಿಕ್ಕೆ ಅಲ್ಲಿಂದ ಸಂಪಾದನೆ ಸಂಪನ್ಮೂಲಗಳು ಮಾನವ ಶಕ್ತಿಯನ್ನು ಬಳಸಿ ಬಹಳ ಮುಖ್ಯ. ಇದು ಇಡೀ ಭಾರತದ ಮಕ್ಕಳು ವಯಸ್ಸಾದವರು ಮಕ್ಕಳು ಯುವಕರು ಯುವತಿಯರು ಇವತ್ತು ಭೂಮಿ ಇದೆ ಅಂದ್ರೆ ಆ ಭೂಮಿಯಲ್ಲಿ ಸ್ವಲ್ಪ ಹುಲ್ಲು ಬೆಳ್ಕೊಂಡು ಆ ಹುಲ್ಲನ್ನು ತಂದು ಹಸುಗೆ ಹಾಕಿ ಹಾಲನ್ನು ಕರೆದು ಅದರ ಪಾಲನೆ ಮಾಡಿ ಕರು ಬೆಳೆಸಿ ಕರುವನ್ನು ಮಾರಾಟ ಮಾಡಿದ್ರಿಂದ ಹಣ, ಹಾಲಿನಿಂದ ದುಡ್ಡು, ಬೆಣ್ಣೆಯಿಂದ ದುಡ್ಡು, ಮಜ್ಜಿಗೆಯಿಂದ ದುಡ್ಡು, ತುಪ್ಪದಿಂದ ದುಡ್ಡು, ಗಿಣ್ಣದಿಂದ ದುಡ್ಡು, ಹೀಗೆ ಅನೇಕ ಅವುಗಳ ಹಾಲಿನ ರೂಪಾಂತರಗಳನ್ನು ಮಾಡಿ ಸಂಸ್ಕರಣೆಗಳ ಮೂಲಕ ವಿವಿಧ ಕೌಶಲ್ಯಗಳನ್ನು ವೃತ್ತಿ ಮಾಡಿ ಅದನ್ನ ಒಂದು ಉದ್ಯಮವನ್ನಾಗಿ ಮಾಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಈ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಭಾರತದ ಜನರು, ಭಾರತದ ಹಳ್ಳಿಯ ಜನರು, ಭಾರತದ ಹಳ್ಳಿಯ ಜನಜೀವನ, ಅವರಿಗೆ ಮಾನವ ಶಕ್ತಿಯನ್ನು ಸರಿಯಾಗಿ ಬಳಕೆ ಮಾಡಿದ್ರೆ ಅದನ್ನ ಒಂದು ಉತ್ಪಾದನೆಯನ್ನಾಗಿ ಮಾಡಿ ಅದರಿಂದ ಬರ್ತಕ್ಕಂಥ ಜಿ ಡಿ ಪಿ ರೇಷಿಯೋ ಹೆಂಗೆ ಜಾಸ್ತಿ ಮಾಡಬಹುದು, ಜನರ ಹಳ್ಳಿಯ ಜನರ ಜೀವನದ ಮಟ್ಟವನ್ನು ಹೇಗೆ ಜಾಸ್ತಿ ಮಾಡಬಹುದು, ಆ ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು, ಅವರ ವಯಸ್ಸಾದವರಿಗೆ ಆರೋಗ್ಯಕ್ಕೆ ಹಣ, ಹೀಗೆ ಅನೇಕ ರೀತಿಯ ಸಂಪಾದನೆ ಮಾಡ್ತಕ್ಕಂಥ ಮಾನವ ಶಕ್ತಿಯನ್ನು ಬಳಸಿ ಉತ್ಪಾದನೆ ಮಾಡ್ತಕ್ಕಂಥ ಈ ಕೌಶಲ್ಯಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಾನು ಸಲಾಂ ಮಾಡ್ತೀನಿ, ಅವರಿಗೆ ನಮನ ಮಾಡ್ತೇನೆ. ಈ ಮೂಲಕ ನಾನು ಕೂಡ ನಾನು ನನ್ನ ಡಿಗ್ರಿ ಮುಗಿದ ಮೇಲೆ ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಮಾಡಿದ್ದು ನಾನೇ. ಸಿಲ್ಕ್ ಅಂಡ್ ಮಿಲ್ಕ್, ಹಾಲು ಮತ್ತು ರೇಷ್ಮೆ. ಯಾಕೆಂದ್ರೆ ಪ್ರತಿನಿತ್ಯ ಹಾಲಿನಲ್ಲಿ ದುಡ್ಡು, ಪ್ರತಿ ತಿಂಗಳಿಗೊಂದ್ಸಾರಿ ರೇಷ್ಮೆಯಲ್ಲಿ ಹಣ. ಹೀಗೆ ನಾನು ಶುರು ಮಾಡಿ ಅದನ್ನ ಪ್ರಾಜೆಕ್ಟ್ ಮಾಡಿ ಅದನ್ನ ನಾನು ಭಾರತ ಸರ್ಕಾರಕ್ಕೆ ಕೊಟ್ಟ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ 1982 ನನ್ನನ್ನು ಕರೆಸಿ ಅಲ್ಲಿ ಇದನ್ನ ವಿಜ್ಞಾನ ಭವನದಲ್ಲಿ ನಬಾರ್ಡ್ ಉದ್ಘಾಟನೆ ಮಾಡಿದ್ರ ಮೂಲಕ ನಾನು ಈ ಹಾಲಿನ ಉದ್ಯಮಕ್ಕೆ ಕೊಟ್ಟಂತ ಒಂದು ಆಕ್ಷನ್ ಪ್ಲಾನ್ ಬಹಳ ನ್ಯಾಷನಲ್ ಲೆವೆಲ್ಗೆ ಅದು NDDB ನಮ್ಮ ನಬಾರ್ಡ್ಗೆ ರೀಫೈನಾನ್ಸ್ ಮಾಡ್ಲಿಕ್ಕೆ ಅಗ್ರಿಕಲ್ಚರ್ಗೆ ಅದರಿಂದ ತುಂಬಾ ಸಹಾಯ ಮಾಡ್ತಾರೆ. ಅದು ಇದಕ್ಕೆ ಡೈರಿ ಡೆವಲಪ್ಮೆಂಟ್ಗೆ ರೀಫೈನಾನ್ಸ್ ಮಾಡಿ ನಬಾರ್ಡಿಂದ ಅಂತೇಳಿ ಭಾರತದ ಪ್ರಧಾನಿ ಅವತ್ತು ಆದೇಶ ಮಾಡ್ತಾರೆ. ಇದೆಲ್ಲವನ್ನು ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ ಈ ದೇಶದ ಹಳ್ಳಿಯ ಜನರ ಬದುಕು ಮತ್ತು ಮಾನವ ಶಕ್ತಿಯ ಬಳಕೆ ಹೇಗೆ ಮಾಡಬೇಕು ಇದ್ದಂತ ದೂರದೃಷ್ಟಿ ಇವತ್ತು ಅವರನ್ನ ನಾವು ನೆನಪು ಮಾಡ್ಕೊಂಡದ್ದು ಅಗ್ರಗಣ್ಯ, ಬಹಳ ದೊಡ್ಡ ಸಾಧನೆ. ಇದನ್ನ ನಾನು ಸ್ಮರಿಸ್ತೇನೆ. ಹಾಗೇನೆ ಬಹಳ ಮುಖ್ಯವಾಗಿ ಇನ್ನೂ ಬಹಳ ದೊಡ್ಡ ಯೋಜನೆಗಳನ್ನ ಅವರು ಮಾಡಿದ್ದಾರೆ. ಆಮೇಲೆ ಏನ್ ಮಾಡ್ತಾರೆ, ಕೇವಲ ಹೈನುಗಾರಿಕೆ ಉತ್ಪಾದನೆ ಮಾಡಿದರೆ ಸಾಲದು, ನಮ್ಮ ಕೃಷಿಯಲ್ಲಿ ದೊಡ್ಡ ಸಾಧನೆ ಆಗಬೇಕು, ಆಹಾರ ಉತ್ಪಾದನೆಯಲ್ಲಿ ಹೆಚ್ಚು ಆಗಬೇಕು. ಅದಕ್ಕೆ ಹಸಿರು ಕ್ರಾಂತಿಗೆ ಮುನ್ನಡೆಯನ್ನು ಬರೀತಾರೆ. ಆಗ ನಾವು ಗ್ರೋ ಮೋರ್ ಫುಡ್, ಹಸಿರು ಕ್ರಾಂತಿ ಅಂತ ಹೇಳ್ತೀವಿ. ಕ್ರಾಂತಿ ಮಾಡಿ ಆಹಾರವನ್ನು ಉತ್ಪಾದನೆ ಮಾಡಬೇಕು. ಎಲ್ಲ ಮನುಷ್ಯನಿಗೂ 3 ಹೊತ್ತು ಊಟ ಸಿಗಬೇಕು ಬಡವನಿಗೆ, ಎಲ್ಲ ಕೈಗಾರಿಕೆಗಳಿಗೆ ಕೆಲಸ ಸಿಗಬೇಕು. ಯಾವುದೇ ದೇಶದ ಇಂಪೋರ್ಟ್ ಮಾಡ್ಕೊಳ್ಳೋ ಆಹಾರದ ಮೇಲೆ ಭಾರತದ ಹೊಟ್ಟೆಗಳು ಅವಲಂಬಿಸಬಾರದು. ಬಡವರ ಆಹಾರ ನಮ್ಮ ದೇಶದಲ್ಲೇ ತಯಾರು ಮಾಡಿ ನಮ್ಮ ಜನ ಊಟ ಮಾಡಲಿ. ನಾವು ಬೇರೆ ದೇಶದಿಂದ ಬರುವ ಆಹಾರವನ್ನ ಹಂಚಿ ಅವರಿಗೆ ನಾವು ಅವರ ಆಹಾರ ಬರ್ದಿದ್ದಾಗ ಅವರಿಗೆ ಹಸುವಿನಿಂದ ಸಾಯಿಸೋದು ಎಷ್ಟು ಸರಿ? ನಮ್ಮ ಹತ್ರ ಇಷ್ಟು ಭೂಮಿ ಇದೆಯಲ್ಲ. ಅದಕ್ಕೆ ಪ್ರತಿಯೊಬ್ಬ ರೈತನಿಗೂ ಒಂದು ದೊಡ್ಡ ಪ್ರೋಗ್ರಾಮ್ ಕೊಡ್ತಾರೆ, ಗ್ರೋ ಮೋರ್ ಫುಡ್, ಹೆಚ್ಚು ಬೆಳೆಯಿರಿ. ಅದಕ್ಕೆ ಹಸಿರು ಕ್ರಾಂತಿ ಅನ್ನೋದನ್ನು ಕೊಡ್ತಾರೆ. ಆಗ ಬಹಳ ದೊಡ್ಡ ಆಹಾರ ಬೆಳೆಯಕ್ಕೆ ಶುರು ಆಗತ್ತೆ. ಬರೀ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗಿದ್ದಂತ ಯೋಚನೆ ಎಷ್ಟು ದೊಡ್ಡದು ಅಂದ್ರೆ, ಕೇವಲ ಹಾಲು ಕರೆದ್ರೆ ಮಾರುಕಟ್ಟೆ ಪ್ರಾಬ್ಲಮ್ ಆಗತ್ತೆ ಅಂತ NDDB ಅನ್ನು ಪ್ರಾರಂಭ ಮಾಡಿದ್ರು. ಅದು ಮಾರುಕಟ್ಟೆ ಉತ್ಪಾದನೆ ಮಾಡಿಬಿಟ್ರೆ ಮಾರುಕಟ್ಟೆಗೆ ತೊಂದರೆ ಆಗಬಾರ್ದು. ಈಗ ಈಗ ಪ್ರೆಸೆಂಟ್ ಮಾರುಕಟ್ಟೆಯಲ್ಲಿ ಏನ್ ಹೇಳ್ತಾರೆ, ಮಾರುಕಟ್ಟೆಯನ್ನು ನೋಡಿಕೊಂಡು ಉತ್ಪಾದನೆ ಮಾಡಿರಿ. ಒಂದು ದೊಡ್ಡ ಸ್ಲೋಗನ್ ಇದೆ ಈಗ, ಮಾರುಕಟ್ಟೆಯನ್ನು ಮೊದಲು ಖಾತ್ರಿ ಪಡಿಸಿ ಯಾವುದೇ ಉತ್ಪಾದನೆಯನ್ನು ಮಾಡಿರಿ. ಅದು 5 ಕೃಷಿ, 6 ಇಂಡಸ್ಟ್ರಿ, 6 ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ, ಯಾವುದೇ ಆಗ್ಬೋದು. ಇವೆಲ್ಲವನ್ನು ಕೂಡ ನೀವು ಬಿಫೋರ್ ಸ್ಟಾರ್ಟ್ ಗುಡ್ ಪ್ರೊಡಕ್ಷನ್, ನೀವು ಮಾರುಕಟ್ಟೆಯನ್ನು ಹುಡುಕಿ ಮಾರುಕಟ್ಟೆಯಲ್ಲಿ ತಲ್ಲೀನರಾಗಿ ಅದರ ಅನುಭವ ಪಡೆದು ಉತ್ಪಾದನೆ ಮಾಡಿ ಅಂತಾರೆ. ಅದಕ್ಕೆ ನಮ್ಮ ಪ್ರಧಾನಿಗಳು ಮಾನ್ಯ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗ್ರೋ ಮೋರ್ ಫುಡ್ ಅಂತ ಹೇಳ್ಬಿಡ್ತೀನಿ, ಹಸಿರು ಕ್ರಾಂತಿ ಅಂತ ಹೇಳ್ಬಿಡ್ತೀನಿ, ರೈತರಿಗೆ ಭೂಮಿ ಉಳುವವನೆ ಭೂಮಿ ಒಡೆಯ ಅಂತ ಆಗತ್ತೆ. ಯಾರು ಬೇಕಾದ್ರೂ ಭೂಮಿ, ಎಲ್ಲಿ ಸರ್ಕಾರಿ ಭೂಮಿ ಇದ್ರು ಬೇಸಾಯ ಮಾಡಿ ಅಂತಾರೆ. ಆಗ ಬಹಳಷ್ಟು ಜನರಿಗೆ ಭೂಮಿನೂ ಸಿಗುತ್ತೆ. ಎಲ್ಲೆಲ್ಲಿ ಭೂಮಿ ಕೃಷಿ ಯೋಗ್ಯವಾದ ಭೂಮಿ ಎಲ್ಲೆಲ್ಲಿ ಇರುತ್ತೋ ನಾಡಿನಲ್ಲಿ, ಆ ಎಲ್ಲ ಭೂಮಿಯನ್ನ ಬಡವರಿಗೆ ಮಂಜೂರು ಮಾಡ್ಲಿಕ್ಕೆ ಹೇಳ್ತಾರೆ. ಎಲ್ಲೆಲ್ಲಿ ಕೃಷಿ ಯೋಗ್ಯವಾದ ಭೂಮಿ ಇದೆ, ಬೆಟ್ಟ ಗುಡ್ಡಗಳು ಬಿಟ್ಬಿಡಿ, ಎಲ್ಲೆಲ್ಲಿ ಕೃಷಿ ಭೂಮಿ ಯೋಗ್ಯವಾದಿದೆಯೋ ಎಲ್ಲ ಅವರವರ ಉಳ್ಳಿ ಬಿತ್ತಲಿ ಬೆಳಿಲಿ ಅಂತಾರೆ. ಅದಕ್ಕೆ ಬೇಕಾದಂತ ಗೊಬ್ಬರವನ್ನು ಕೊಡ್ತಾರೆ, ಬಿತ್ತನೆ ಬೀಜಗಳನ್ನು ಕೊಡ್ತಾರೆ. ಅದೇ ರೀತಿ ಮಾರುಕಟ್ಟೆನೂ ಆಗ್ಬೇಕಲ್ಲ, ಅದಕ್ಕೆ ಲಾಲ್ ಬಹದ್ದೂರ್ ಪ್ರಾರಂಭ ಮಾಡ್ತಕ್ಕಂಥದ್ದು ಕೃಷಿ ಬೆಳೆಗಳ ಆಯೋಗ. ನೋಡಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಆಗ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಶುರು ಮಾಡಿದ್ದಾರೆ. ಎಂತ ಅದ್ಭುತವಾದಂತ ವಿಷನ್ ರೀ ಇದು. ನಾಳೆ ಆಹಾರ ಉತ್ಪಾದನೆ ಮಾಡಿದ್ರೆ ರೈತ ಮಾರುಕಟ್ಟೆ ಬಗ್ಗೆ ಬೇರೆಯವರಿಗೆ ಅವಲಂಬಿಸಬಾರ್ದು, ಮೋಸಕ್ಕೊಳಗಾಗಬಾರ್ದು ಬೆಲೆಯಲ್ಲಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದ್ದು ಅವರಿಗೆ ಹಣ ಕೊಟ್ರೆ ಅವರು ಹೋಗಿ ಆಹಾರಗಳನ್ನು ಖರೀದಿ ಮಾಡಿ ರೈತರಿಂದ ದಾಸ್ತಾನು ಮಾಡಿ ಆಹಾರ ಇಲ್ಲದೆ ಇರೋ ಭಾಗಕ್ಕೆ ಕೊಡುವಂತದ್ದು. ಇಂಥ ದೊಡ್ಡ ವಿಷನ್ ನೋಡ್ರಿ. ಅದಕ್ಕೆ ಹಣ ಕೊಡ್ತಾರೆ ಭಾರತ ಸರ್ಕಾರ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರಿಗೆ ಹಣ ಕೊಡ್ತಾರೆ. ಅದಾದ್ಮೇಲೆ ದೊಡ್ಡ ಚಾಲೆಂಜ್ ಆಗೋದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಹಾರ ಬೆಳೆದಾಯ್ತು, ಗ್ರೀನ್ ರೆವಲ್ಯೂಷನ್ ಶುರು ಆಯ್ತು, ರೈತರಿಗೆ ಸಾಲ ಕೊಟ್ರು, ರೈತರು ಬೀಜ ಕೊಟ್ರು, ರೈತರಿಗೆ ಬೆಳೆ ವಿಧಾನ ಹೇಳ್ಕೊಟ್ರು. ಕಾಲ ಕಾಲಕ್ಕೆ ಮಳೆಗಳಾದವು, ಬೆಳೆ ಬಂತು, ಬೆಳೆ ಕಟಾವಿಗೆ ಬಂತು, ಒಕ್ಕಲು ಮಾಡಿದ್ರು ರೈತರು, ಮೂಟೆ ಮಾಡಿದ್ರು. ಆದ್ರೆ ಮಾರ್ಬೇಕಲ್ಲ, ಮಾರ್ಬೇಕಾದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ತಗೋಬೇಕಾದ್ರೆ ಅದಕ್ಕೊಂದು ಬೆಲೆ ಯಾರು ನಿಗದಿ ಮಾಡೋರು ಬೇಕಲ್ಲ ನೋಡ್ರಿ. ಆ ಕಾಲಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಎಷ್ಟು ದೊಡ್ಡ ಆಲೋಚನೆ ಮಾಡಿದ್ದಾರೆ ಅಂದ್ರೆ, ನಾವು ಕೇವಲ ಉತ್ಪಾದನೆ ಮಾಡಿದ್ರೆ ಸಾಲದು, ಕೇವಲ ಬೆಲೆ ಆಯೋಗವನ್ನು ಮಾಡಬೇಕು ಅಂತ ಹೇಳಿ ಆಗ ಕೃಷಿ ಬೆಲೆ ಆಯೋಗವನ್ನು ಸ್ಥಾಪಿಸ್ತಾರೆ. ಅದೇ 1965 ನೋಡಿ ಒಂದಕ್ಕೊಂದಕ್ಕೆ ಹೆಂಗ್ ಲಿಂಕ್ ಇದೆ ಅಂತ. ಮತ್ತೆ ಆಗ ಭಾರತ ಆಹಾರ ನಿಗಮವನ್ನ ಮಾಡಿ ಆ ನಿಗಮ ಯಾವ ಬೆಲೆಯಲ್ಲಿ ಕೊಳ್ಬೇಕು ಅಂತ ನಿಗದಿ ಮಾಡಲಿಕ್ಕೆ CACP ಅಂದ್ರೆ ಕ್ರಾಪ್ ಸೆಂಟ್ರಲ್ ಅಗ್ರಿಕಲ್ಚರ್ ಕ್ರಾಪ್ ಪ್ರೈಸ್ ಕಮಿಷನ್ ಎಷ್ಟು ಇದೆ CACP. ಇದು ಆ ಕಾಲಕ್ಕೆ ಬಹಳ ದೊಡ್ಡ ಯೋಜನೆ. ಅಲ್ಲಿನ ಈ ಕೃಷಿ ಬೆಲೆ ಆಯೋಗವನ್ನ ಪ್ರಾರಂಭಿಸಿ ಆ ಬೆಲೆ ಆಯೋಗ ತಾನು ಬಂದಂತ ಅದೊಂದು ರೈತ ಭತ್ತ ಬೆಳೀಲಿ, ರಾಗಿ ಬೆಳೀಲಿ, ಬಿಜಾಪುರ ಜೋಳ ಬೆಳೀಲಿ, ಮೆಕ್ಕೆಜೋಳ ಬೆಳೀಲಿ, ತೊಗರಿ ಬೆಳೀಲಿ, ಇನ್ಯಾವುದೇ ನವಣೆ ಸಜ್ಜೆ ಬೆಳೀಲಿ, ಅಥವಾ ಎಳ್ಳು ಬೆಳೀಲಿ, ಆ ಕಡೆ ಹುಳ್ಳಿ ಕಾಳು ಬೆಳೀಲಿ, ನಮ್ಮ ಹೀಗೆ ಯಾವುದೇ ಬೆಳೆಯನ್ನ ಬೆಳೆದ್ರೂ ಕೂಡ ಆ ಬೆಳೆಗೆ ಸರಿಯಾದ ಯೋಗ್ಯವಾದ ಬೆಲೆ ನಿಗದಿ ಮಾಡತಕ್ಕಂತ CACP ಕಮಿಟಿಯನ್ನು ಮಾಡಿ ಅದು ಕೃಷಿ ಬೆಲೆ ಆಯೋಗ. ಅದು ಆ ಬೆಲೆ ಆಯೋಗವನ್ನು ಭಾರತ ಮಾಡಿದ್ದು ಸೆಂಟ್ರಲ್. ಆ ಬೆಲೆ ಆಯೋಗ ಆಯಾ ವರ್ಷಕ್ಕೆ ಉತ್ಪಾದನಾ ವೆಚ್ಚವನ್ನ ಅಂದ್ರೆ ರೈತ ಏನೇನು ಇನ್ಪುಟ್ ತರ್ತಾನೆ, ರಾಸಾಯನಿಕ ಗೊಬ್ಬರ ತರ್ತಾನೆ, ಎತ್ತುಗಳು ಬೆಳೆ ಮಾಡಿ ತರ್ತಾನೆ, ಉಳ್ಳಂತವ್ರು ಟ್ರ್ಯಾಕ್ಟರ್ ತರ್ತಾರೆ, ಇನ್ನೊಬ್ಬ ಟಿಲ್ಲರ್ ತರ್ತಾನೆ, ಏನೇನು ತಂದ ಎಷ್ಟು ಬಳಸ್ತಾ ಕೃಷಿಗೆ ಅದರ ಬಳಕೆಯ ಹಣ ಎಷ್ಟು, ಇನ್ಪುಟ್ಸ್ ಎಷ್ಟು ಹಾಕಿದ ರೈತ ಅವನು, ಅದ್ರ ಜೊತೆಗೆ ಅವನ ಜೀವನಕ್ಕೆ ಅವನ್ ಸೂಪರ್ವೈಸಿಂಗ್ ಮಾಡ್ತಾನಲ್ಲ ಆ ಸೂಪರ್ವೈಸಿಂಗ್ ಅನ್ನು ಆಡ್ ಮಾಡಿ ಅದೆಲ್ಲ ಬರುತ್ತೆ CACP. ರೈತನ ನಿರ್ವಹಣಾ ವೆಚ್ಚವನ್ನು ಕೂಡ ಅವನ ರೈತನ ಇಂಡಿವಿಜುವಲ್ ಇನ್ಪುಟ್ಸ್ ಬೇರೆ, ರೈತನ ಅವನ ವೈಯಕ್ತಿಕ ಸೂಪರ್ವೈಸಿಂಗ್ಗೆ ಅಲ್ಲಿ ಅದನ್ನು ಸೇರಿಸಿ ಆಹಾರ ಉತ್ಪಾದನಾ ವೆಚ್ಚವನ್ನ ಉತ್ಪಾದನೆ ಖರೀದಿ ದರವನ್ನ ನಿಗದಿ ಮಾಡುತ್ತೆ ಬೆಲೆ ಆಯೋಗ. ಇದನ್ನ 1965 ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಾಡಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಅವರ ಕೊಟ್ಟಂತ ಜೈ ಜವಾನ್ ಮತ್ತೆ NDDB ಮತ್ತೆ FCI ಮತ್ತೆ CACP ಹೀಗೆ ಇವುಗಳನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನ ನಾವೆಲ್ಲರೂ ಸ್ಮರಣೆ ಮಾಡಬೇಕು. ಹಾಗೇನೆ ಇದೆಲ್ಲರೂ ಸೇರಿಸಿ ಜೈ ಜವಾನ್ ಜೈ ಕಿಸಾನ್ ಅಂದಂತ ಆ ನುಡಿ, ಆ ಘೋಷಣೆ, ಅದು ಬರ್ತಕ್ಕಂತ ಧ್ವರದಲ್ಲಿ ಇಡೀ ಭಾರತದ ಜನ ಗಡಿಯಲ್ಲಿ ರೈತನನ್ನು ಸ್ಮರಣೆ ಮಾಡಬೇಕು. ದೇಶವನ್ನು ಕಾಪಾಡಕ್ಕೆ ಇಲ್ಲಿ ಆ ದೇಶದ ಜನರಿಗೆ ಆಹಾರವನ್ನು ಕೊಡ್ತಕ್ಕಂತ ಕಾಲ ಕಾಲಕ್ಕೆ ಆಹಾರವನ್ನ ಕೊಡ್ತಕ್ಕಂತ ಹಾಲು ಕೊಡ್ತಕ್ಕಂತ ತರಕಾರಿ ಕಾಯಿ ಪಲ್ಯ ಕೊಡ್ತಕ್ಕಂತ ಕುರಿ ಸಾಕಿ ಮಾಂಸವನ್ನು ಕೊಡ್ತಕ್ಕಂತ ಮೀನು ಸಾಕಿ ಮೀನನ್ನು ಕೊಡ್ತಕ್ಕಂತ ಈ ಆಹಾರದ ಏನು ವೈವಿಧ್ಯತೆಗಳಿದೆ ಭಾರತದಲ್ಲಿ, ಈ ಎಲ್ಲ ವೈವಿಧ್ಯತೆಗೆ ತಕ್ಕನಾದಂತ ಉತ್ಪಾದನೆ, ಉತ್ಪಾದನೆ ತಕ್ಕಂತ ವೆಚ್ಚ, ವೆಚ್ಚಕ್ಕೆ ತಕ್ಕಂತ ಬೆಲೆ, ಬೆಲೆಗೆ ತಕ್ಕಂತ ನಿಗಮಗಳನ್ನು ಶುರು ಮಾಡಿಸಿ ಇವತ್ತು ನಾವೆಲ್ಲರೂ ಬೇಕಾದಷ್ಟು ಆಹಾರ ಉತ್ಪಾದನೆ ಮಾಡಿ ಇವತ್ತು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಊಟ ಮಾಡೋವನಿಗೆ ಬಹಳ ಕಡಿಮೆ ಬಡವರಿಗೆ ಆಹಾರವನ್ನ ಬಹಳ ಕಡಿಮೆ ದರದಲ್ಲಿ ಫ್ರೀಯಾಗಿ ಕೊಡ್ತಕ್ಕಂತ ಸಾಮರ್ಥ್ಯ ಬಂದಿದೆ ಅಂದ್ರೆ ಈ ಉತ್ಪಾದನೆ ಆಗಿದ್ದರಿಂದ. ಯಾವಾಗ ಭಾರತ ದೇಶ ಆಹಾರ ಉತ್ಪಾದನೆಯನ್ನ ನಾವು 60ರ ದಶಕದಲ್ಲಿ ನಮ್ದು ಕೇವಲ 22 ದಶಲಕ್ಷ ಟನ್ ಉತ್ಪಾದನೆ ಆಗುತ್ತಾ ಇತ್ತು 1960ರ ದಶಕದಲ್ಲಿ. ಇವತ್ತು ಭಾರತದ ಒಟ್ಟು ಆವರೇಜ್ ಪ್ರೊಡಕ್ಷನ್ ಆಫ್ ಫುಡ್, ಆಹಾರದ ಒಟ್ಟು ಸಾಮರ್ಥ್ಯ 120-140 ದಶಲಕ್ಷ ಟನ್ ಆಹಾರ ಉತ್ಪಾದನೆ ಆಗ್ತಾ ಇದೆ. ಹಾಲು, ತರಕಾರಿ, ಕಾಯಿಪಲ್ಯ, ಮಾಂಸ ಎಲ್ಲ ಸೇರಿ 145 ದಶಲಕ್ಷ ಟನ್ ಇವತ್ತು ಭಾರತದ ಆಹಾರ ಉತ್ಪಾದನೆ. ಈ ಉತ್ಪಾದನೆಯಿಂದ ಜನರ ಸಮೃದ್ಧಿಯಾಗಿ ಮಾರುಕಟ್ಟೆ ಬೆಲೆಯಲ್ಲಿ, ಅವರಿಗೆ ಯೋಗ್ಯ ಬೆಲೆಯಲ್ಲಿ ಅವರವರಿಗೆ ತಕ್ಕನಾದ ಆಹಾರವನ್ನು ಖರೀದಿ ಮಾಡಿ ಊಟ ಮಾಡತಕ್ಕಂತ ಅರ್ಹತೆ ಇವತ್ತಿದೆ. ಇದಕ್ಕೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ಜೊತೆಗೆ ಗಾಂಧೀಜಿಯವರು ನಮಗೆ ಹೇಳ್ಕೊಟ್ಟಂತ ಒಂದು ಬಹುದೊಡ್ಡ, ಯಾಕೆಂದ್ರೆ ಇವತ್ತು ಗಾಂಧೀಜಿಯವರು ಹುಟ್ಟಿದ ದಿನ. ಮಹಾತ್ಮ ಗಾಂಧೀಜಿಯವರವರು ಕೇವಲ ಗಾಂಧೀಜಿ ಅಲ್ಲ, ಮೋಹನ್ ಚಂದ್ ಕರಮಚಂದ್ ಗಾಂಧಿ ಮಾತ್ರ ಅಲ್ಲ, ಅವರು ನಾಡಿನ ಬಹುದೊಡ್ಡ ಶಾಂತಿ ದೂತ ಮಹಾತ್ಮ ಗಾಂಧಿ ಅಂದ್ರೆ. ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ ನೆನೆಸ್ತೇ ಇದ್ರೆ ಭಾರತದ ಸ್ವಾತಂತ್ರ್ಯಕ್ಕೆ ಅಹಿಂಸಾತ್ಮಕವಾಗಿ, ಮಾನವ ಸಂಘರ್ಷ ಬೇಡ, ಬಾಂಬ್ಗಳ ಸುರಿಮಳೆ ಬೇಡ, ಕತ್ತಿ ಹಿಡಿದು ಗುರಾಣಿ ಹಿಡಿದು ಮನುಷ್ಯನನ್ನು ಚುಚ್ಚಿ ಸಾಯಿಸುವ ಹಿಂಸಾಚಾರ ಬೇಡ, ಅಹಿಂಸಾತ್ಮಕವಾಗಿ ಭಾರತವನ್ನ ಸ್ವತಂತ್ರ ಮಾಡಲಿಕ್ಕೆ, ಬ್ರಿಟಿಷ್ನವ್ರನ್ನ ಇಲ್ಲಿಂದ ಖಾಲಿ ಮಾಡಿಸ್ಲಿಕ್ಕೆ ಅವರು ಅನುಸರಿಸಿದ ಅಹಿಂಸಾ ಶಾಂತಿಯ ದೂತ ಇವತ್ತು ನಮಗೆ ಮಾದರಿ ಹುಡುಗಾಟ್ಕೆನೆ. ಇಂತಹ ಒಂದು ಭರತ ಖಂಡವನ್ನ 200 ವರ್ಷಗಳ ಕಾಲ ಆಳಿದಂತ ಬ್ರಿಟಿಷ್ ಸಾಮ್ರಾಜ್ಯವನ್ನ, ಕಂಪನಿಗಳನ್ನ, ಕಂಪನಿ ಸರ್ಕಾರಗಳನ್ನ, ಎಲ್ಲ ಭಾಗದಲ್ಲಿದ್ದಂತ ಸರ್ಕಾರಗಳನ್ನ ನಮ್ಮ ಕೇವಲ ಶಾಂತಿಯಿಂದ ನಾವು ಇವರನ್ನ ದೂರ ಮಾಡ್ತಕ್ಕಂಥದ್ದು, ದೂರ ಮಾಡಿ ನಾವು ಇಲ್ಲಿಂದ ಈ ದೇಶದಿಂದ ಆಚೆ ಕಳಿಸ್ತೀವಿ ಅಂದ್ರೆ ಅದು ಬಹಳ ದೊಡ್ಡ ವಿಷಯ ಆಗ್ಬೇಕು. ಯಾಕೆಂದ್ರೆ ಗಾಂಧೀಜಿ ಅನುಸರಿಸಿದ ಶಾಂತಿಯ ಮಾರ್ಗ ಇದೆಯಲ್ಲ, ಅದು ವಿಶ್ವಕ್ಕೆ ದೊಡ್ಡ ಸಂದೇಶವನ್ನು ಕಳಿಸಿದೆ. ಅಂದ್ರೆ ಭಾರತ ಅಹಿಂಸಾತ್ಮಕವಾಗಿ ಹೇಗೆ ಬ್ರಿಟಿಷ್ ಸರ್ಕಾರವನ್ನ ಭಾರತವನ್ನು ಬಿಟ್ಟು ತೊಲಗಿ ಅಂತ ಕೊಟ್ಟಂತ ಕರೆ, ಅದ್ರ ಜೊತೆಗೆ ಗಾಂಧೀಜಿಯವರು ಅವರ ಸರಳ ಜೀವನ, ಅವರ ಸರಳ ನಡಿಗೆ ಮತ್ತು ಅತಿ ಉತ್ಕೃಷ್ಟವಾದಂಥ ಚಿಂತನೆಗಳು, ಅಂದರೆ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್, ಇದು ಗಾಂಧೀಜಿಯವರ ಇಂದ ನಾವು ಕಲಿಬೇಕಾದಂಥ ಬಹಳ ದೊಡ್ಡ ಪಾಠ. ಆಮೇಲೆ ಇವತ್ತು ಯಾವುದೇ ಚಳುವಳಿಗಳು ಸ್ವತಂತ್ರ ನಂತರದಲ್ಲಿ ಬರ್ತಕ್ಕಂಥ ಚಳುವಳಿಗಳಲ್ಲಿ ಅದು ಗಾಂಧಿ ಮಾರ್ಗ ಅಂತಲೇ ಹೆಸರಾಗ್ಬಿಟ್ಟಿದೆ. ಅವರು ಒಂದು ಕಾರ್ಮಿಕ ಚಳುವಳಿಗಳಾಗಲಿ, ರೈತ ಚಳುವಳಿಗಳಾಗಲಿ, ಕನ್ಸ್ಯೂಮರ್ ಚಳುವಳಿಗಳಾಗಲಿ, ಮತ್ತು ಯಾವುದೇ ಚಳುವಳಿಗಳಾಗಲಿ, ಗಡಿನಾಡಿನ ಚಳುವಳಿಗಳಾಗಲಿ, ಎಲ್ಲ ಚಳುವಳಿಗಳು ಗಾಂಧಿ ಮಾರ್ಗದಲ್ಲಿ ನಾವು ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡುತ್ತಿದ್ದೇವೆ. ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಶುರು ಮಾಡಿದ್ದೆ ಗಾಂಧಿ ಪ್ರಿನ್ಸಿಪಲ್ಸ್ ಅಲ್ಲಿ, ಅಹಿಂಸಾತ್ಮಕವಾಗಿ. ಅಂದ್ರೆ ನನಗೆ ಸರ್ಕಾರ ಮಾಡ್ತಿರ್ತಕ್ಕಂತ ತೊಂದರೆಗೆ ನನ್ನನ್ನು ನಾನು ದಂಡಿಸ್ಕೊಂಡು ನಾನು ಅವ್ರು ಕೊಟ್ಟ ಹೊರತವನ್ನ ಲಾಠಿ ಏಟನ್ನ ತಿಂತೀನಿ, ಗೋಲಿ ಬಾದ್ ಮಾಡ್ಲಿ ಸಾಯ್ತೀನಿ, ಜೈಲಿಗೆ ಹಾಕ್ತೀರಾ, ಜೈಲಲ್ಲಿ ಹೋಗಿ ನಾನು ಇದ್ದು ನನ್ನ ಸಮಸ್ಯೆಗೆ ಅಹಿಂಸಾತ್ಮಕವಾಗಿ ಪರಿಹಾರ ತಗೋತೀನಿ ಅಂತಕ್ಕಂತ ನಡೆ ಇದೆಯಲ್ಲ, ಆ ನಡೆಯನ್ನ ಮಾರ್ಗವನ್ನ ಅಹಿಂಸಾ ಮಾರ್ಗವನ್ನ ಅದನ್ನ ಕಿವಿಗೆ ನಮಗೆ ಆ ಸೂತ್ರವನ್ನು ಹೇಳಿದವರು ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಕೊಟ್ಟಂತ ಅಹಿಂಸಾತ್ಮಕ ನಡಿಗೆ ಇಡೀ ಪ್ರಪಂಚ ಇವತ್ತು ಮುಬ್ಬೆರಗಾಗ್ತಾ ಇದೆ. ಎಂಥ ಸೂತ್ರ ಅದು! ಇವತ್ತು ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ನಾವು ನಮಗಾಗಿ ನಾವೇ ರಚಿಸಿಕೊಂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವು ಚಳುವಳಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಕೊಡ್ತಕ್ಕಂಥ ಮಾರ್ಗ ಯಾವ ಮಾರ್ಗದಲ್ಲಿ? ಅಹಿಂಸಾ ಮಾರ್ಗದಲ್ಲಿ, ಗಾಂಧಿ ವಿಚಾರದ ಅಡಿಯಲ್ಲಿ ಅಂತ ಹೇಳ್ತೀವಿ. ಅಂದರೆ ಇದು ಇನ್ನು ಶತಮಾನಗಳು ಕಳೆದರೂ ಕೂಡ ಈ ಅಹಿಂಸಾ ಪದ್ಧತಿಯ ಹೋರಾಟ ಹೆಸರುವಾಸಿ ಅದನ್ನ ಉಳಿತದೆ. ಆ ಉಳಿಲಿಕ್ಕೆ ಆ ಸೂತ್ರವನ್ನು ಕೊಟ್ಟಂತ ನನ್ನನ್ನು ನಾನು ದಂಡಿಸ್ಕೊಂಡು ಸಮಾಜಕ್ಕೆ ಒಳ್ಳೇದು ಮಾಡ್ತೇನೆ, ನನ್ನನ್ನು ನಾನು ದಂಡಿಸ್ಕೊಂಡು ಸರ್ಕಾರಕ್ಕೆ ಬುದ್ಧಿ ಹೇಳ್ತೀನಿ, ನನ್ನನ್ನು ನಾನು ದಂಡಿಸ್ಕೊಂಡು ಮಾರುಕಟ್ಟೆಯನ್ನು ಗೆಲ್ತೇನೆ, ನನ್ನನ್ನು ನಾನು ದಂಡಿಸ್ಕೊಂಡು ಭೂಮಿಯನ್ನು ಗೆಲ್ತೇನೆ. ಈ ವಿಚಾರಗಳು ಅಷ್ಟು ಹುಡುಗಾಟಿಕೆ ಅಲ್ಲ, ಅದಕ್ಕೆ ಮನಸ್ಥಿತಿ ಬೇಕಾಗುತ್ತೆ, ಜನರ ತೊಡಗಿಸಿಕೊಳ್ಳುವಿಕೆ ಬೇಕಾಗತ್ತೆ. ಇದೆಲ್ಲದಕ್ಕೂ ಹೆಚ್ಚಾಗಿ ಮಹಾತ್ಮ ಗಾಂಧಿ ಕೊಟ್ಟಂತ ಬಹುದೊಡ್ಡ ರೋಮಾಂಚನ ವಿಷಯ ಅಂದ್ರೆ ಗ್ರಾಮ ಸ್ವರಾಜ್. ಏನ್ರಿ ನೋಡಿ, ದೇಶ ಸ್ವರಾಜ್ಯ ಆಯ್ತು, ನಿಜ ಬ್ರಿಟಿಷಿಂದ ದೇಶ ಸ್ವಾತಂತ್ರ್ಯ ಗಳಿಸಿದ್ವಿ, ಸ್ವರಾಜ್ಯ ಬಂತು, ಗ್ರಾಮಗಳಿಗೆ ಸ್ವಾತಂತ್ರ್ಯ ಸ್ವರಾಜ್ಯ ಬಂದಿಲ್ಲ. ಆ ಮಟ್ಟಕ್ಕೆ ಬರಬೇಕು ಅಂದ್ರೆ ಗ್ರಾಮ ಸ್ವರಾಜ್ ಸ್ಥಾಪನೆ ಆಗಬೇಕು. ಅಲ್ಲಿ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತ ಕೂಲಿಕಾರರು, ಮಹಿಳೆಯರು, ಕೃಷಿ ಕಾರ್ಮಿಕರು, ರೈತ ಎಲ್ಲರಿಗೂ ಕೂಡ ಒಂದು ಸ್ವರಾಜ್ಯದ ಕಲ್ಪನೆ ಬರಬೇಕು ಅಂದ್ರೆ ಗ್ರಾಮದಲ್ಲಿ ಸ್ವರಾಜ್ಯ ಅಂತಕ್ಕಂಥದ್ದು ಶುರು ಆಗಬೇಕು. ಅಲ್ಲಿ ಅವನು ದುಡಿಯುವ ದುಡಿಮೆಗೆ ಪ್ರಾಧಾನ್ಯತೆ ಕೊಡಬೇಕು. ಅದಕ್ಕಂತಾರೆ ಗಾಂಧೀಜಿ ಆತ್ಮನಿರ್ಭರ್ ಭಾರತ್. ಆತ್ಮನಿರ್ಭರ ಭಾರತ ಗಾಂಧಿ ಸ್ಲೋಗನ್ ಅದು. ಅವತ್ತೇ ಹೇಳ್ತಾರೆ ಗಾಂಧೀಜಿ ಆತ್ಮನಿರ್ಭರ ಭಾರತ ಅಂದ್ರೆ ಸ್ವಯಂ ನನಗೆ ಗೊತ್ತಿರುವ ಮಾರ್ಗದಲ್ಲಿ ನಾನು ಸಂಪಾದಿಸಿ ನಾನು ದುಡಿದು ನಾನು ಕೊಂಡು ನಾನು ಊಟ ಮಾಡ್ತಕ್ಕಂಥದ್ದು ಸ್ವಜ್ಞಾನದಿಂದ, ಅದು ಸ್ವಾಭಿಮಾನ ಚಳವಳಿ. ಆತ್ಮನಿರ್ಭರ ಅಂದ್ರೆ ಆತ್ಮದಲ್ಲಿ ನಿರಂತರವಾದ ಭಯರಹಿತವಾದಂತ ಬದುಕು, ನನಗೆ ಗೊತ್ತಿರುವ ಜ್ಞಾನವನ್ನೇ ನನ್ನ ಬದುಕನ್ನಾಗಿಸಿಕೊಂಡು ಆ ಜ್ಞಾನವನ್ನೇ ಕಾರ್ಯಕ್ರಮ ಜಾರಿಗೆ ತಂದು ಆ ಜ್ಞಾನದಿಂದಲೇ ಸಂಪತ್ತನ್ನು ರೂಢಿಸಿ ಅದರಿಂದ ಮಾರಾಟ ಮಾಡಿ ಆ ಬಂದ ಹಣದಲ್ಲಿ ನಾನು ಬದುಕ್ತೀನಿ ಅನ್ನೋದೇ ಗ್ರಾಮ ಸ್ವರಾಜ್ ಆತ್ಮನಿರ್ಭರ ಭಾರತ. ಗಾಂಧೀಜಿ ಕೊಟ್ಟಿದ್ದು ಆದರೆ ನಮಗೆ ಇವತ್ತು ನಾವು ಸ್ವಾತಂತ್ರ್ಯ ಬಂದು 78 ವರ್ಷಗಳನ್ನ ಮುಂದೆ ಹೋಗ್ತಾ ಇದ್ದೀವಿ, 70ರ ದಶಕವನ್ನು ಮೀರಿ ಮುಂದೆ ಹೋಗಿದ್ದೀವಿ. ಆದರೆ ಇನ್ನೂ ಕೂಡ ನಮ್ಮ ಪ್ರಭುತ್ವ ಗಾಂಧೀಜಿ ಕೊಟ್ಟಂತ ಆರ್ಥಿಕ ಪ್ರಜ್ಞೆ, ಸಾಮಾಜಿಕ ಗ್ರಾಮ ಸ್ವರಾಜ್, ಅದು ಗ್ರಾಮ ಸ್ವರಾಜ್ ಅನ್ನೋದು ಆತ್ಮನಿರ್ಭರ ಭಾರತ ಅಂತಕ್ಕಂಥದ್ದು ಆತ್ಮರಕ್ಷಣೆಗೆ. ಅವನ ಬದುಕು ವೈಜ್ಞಾನಿಕವಾಗಿರಬೇಕು, ಅವನ ಜೀವನ ಆದರ್ಶವಾಗಿರಬೇಕು, ಅವನ ಮುಂದಿನ ಪೀಳಿಗೆ ದೇಶದ ಸಂಪತ್ತಾಗಬೇಕು, ಅವನ ನಡೆ ನುಡಿಗಳು ದೇಶದವನ್ನ ಪ್ರತಿನಿಧಿಸಬೇಕು. ಇದು ಗಾಂಧೀಜಿ ಕೊಟ್ಟಂತ ಗ್ರಾಮ ಸ್ವರಾಜ್ಯದ ಕಲ್ಪನೆ. ಇದು ಬರೀ ಕಲ್ಪನೆ ಅಲ್ಲ, ನಡಿಗೆ. ಇದೊಂದು ನಡಿಗೆ. ಎವ್ರಿ ಡೇ ಪ್ರತಿ ಹೆಜ್ಜೆಯಲ್ಲಿ ನಾವು ಆತ್ಮನಿರ್ಭರತೆಯನ್ನು ಕಾಣಬೇಕು, ಆತ್ಮನಿರ್ಭರತೆಯನ್ನು ನೋಡಬೇಕು, ಗ್ರಾಮ ಸ್ವರಾಜ್ಯವನ್ನು ಕಾಣಬೇಕು. ಹಾಗಾಗಿ ಇವತ್ತು ಇನ್ನೂ ಕೂಡ ಭಾರತದ ಹಳ್ಳಿಗಳಲ್ಲಿ ಆರ್ಥಿಕ ಸೌಲಭ್ಯಗಳಿಲ್ಲ, ಕುಡಿಯುವ ನೀರು ತೊಂದರೆ, ಈಗಲೂ ಕೂಡ ಹಳ್ಳಿಯ ಬಡತನ, ಆ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾವೆ. ಆವಾಗ ನಮಗಾಗಿ ಕೊಟ್ಟಂತ ಸರ್ಕಾರಿ ಶಾಲೆಗಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಾಯ ಆಗ್ತಾ ಇದ್ದಾವೆ. ವಿದ್ಯಾಭ್ಯಾಸ ದುಬಾರಿ ಆಗ್ತಾ ಇದೆ. ಇವತ್ತು ವಿದ್ಯಾಭ್ಯಾಸ ಉಳ್ಳವರ ಕೈ ಆಗ್ತಾ ಇದೆ, ವಿದ್ಯಾಭ್ಯಾಸ ಬಂಡವಾಳಶಾಹಿಗಳ ಕೈ ಹೋಗ್ತಾ ಇದೆ, ವಿದ್ಯಾಭ್ಯಾಸ ಜ್ಞಾನ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗ್ತಾ ಇದೆ. ಸಾಮಾನ್ಯ ಜನ ಮತ್ತೊಮ್ಮೆ ಈ ಗಾಂಧಿಯವರನ್ನ ನಾವು ನೆನಪು ಮಾಡಬೇಕಾಗಿದೆ. ಆ ದಿನ ಬರಬಾರದು. ಗಾಂಧೀಜಿಯವರ ಕೊಟ್ಟಂತ ಈ ಸ್ವಾತಂತ್ರ್ಯ, ಈ ಆತ್ಮನಿರ್ಭರ ಭಾರತ, ಇವೆರಡೂ ಕೂಡ ಜೀವನದ ನಮ್ಮ ಜಪವಾಗಬೇಕು, ನಮ್ಮ ದಿನ ಸ್ಮರಣೆ ಆಗಬೇಕವು. ಅವುಗಳಿಗೆ ತಕ್ಕನಾದಂತಹ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ, ಅದೇ ರೀತಿ DPR ಡಿಜಿಟಲ್ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು, ಕ್ರಿಯಾ ಯೋಜನೆಗಳನ್ನು ಸರ್ಕಾರಗಳು ರಚಿಸ್ತಾ ಗಾಂಧೀಜಿಯವರನ್ನ ಹಳ್ಳಿಯ ಜನರ ಬದುಕಿನಲ್ಲಿ, ಯುವಕರ ಬದುಕಿನಲ್ಲಿ, ಮಹಿಳೆಯರ ಬದುಕಿನಲ್ಲಿ, ಮಕ್ಕಳ ಬದುಕಿನಲ್ಲಿ ನಾವು ಮರು ಸೃಷ್ಟಿ ಮಾಡ್ತಕ್ಕಂಥದ್ದು, ಮುಂದಿನ ಭಾರತ ಭವ್ಯ ಭಾರತವನ್ನ ಕಣ್ತುಂಬ ನೋಡುವಂತಹ. ವಿದೇಶಿ ಒಪ್ಪಂದಗಳು ಬಂದ್ರೆ ಏನಂತೆ, ನನ್ನ ದೇಶ ಬಲವಾಗಿದೆ, ನನ್ನ ಪ್ರಜಾಪ್ರಭುತ್ವ ಬಲವಾಗಿದೆ, ನನ್ನ ಉತ್ಪಾದನೆ ಆಹಾರ ಬದ್ಧತೆ ಇದೆ, ಆಹಾರದ ಸಾರ್ವಭೌಮತೆ ಇದೆ, ಬೀಜದ ಸಾಮ್ರಾಜ್ಯ ನಮ್ಮ ಹತ್ರ ಇದೆ, ಬೀಜದ ಸಾರ್ವಭೌಮತೆ ನಮ್ಮ ಹತ್ರ ಇದೆ, ನಮಗೆ ಮಲ್ಟಿನ್ಯಾಷನಲ್ ಕಂಪನಿಗಳ ಬಿತ್ತನೆ ಬೀಜಗಳು ಬೇಡ, ಮಲ್ಟಿನ್ಯಾಷನಲ್ ಕಂಪನಿಗಳ ರಾಸಾಯನಿಕ ಗೊಬ್ಬರಗಳು ಬೇಡ, ಮಲ್ಟಿನ್ಯಾಷನಲ್ ಕಂಪನಿಗಳ ಬಂಡವಾಳ ಬೇಡ. ನಾವು ಆತ್ಮನಿರ್ಭರ ಭಾರತದಿಂದ ಸಂಪಾದಿಸ್ತೇವೆ. ಗಾಂಧಿ ಕೊಟ್ಟ ಮಾರ್ಗದಲ್ಲಿ ನಾವು ಅಹಿಂಸಾತ್ಮಕವಾಗಿ ಜನರ ಬದುಕಿಗೆ ನಾವು ಬದ್ಧರಿದ್ದೇವೆ ಅಂತಕ್ಕಂಥ ಶಪಥ ಮಾಡ್ತಕ್ಕಂಥ ಈ ದಿನವನ್ನು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೆನಪು ಶತಮಾನಗಳ ಕಾಲ ನಿರಾತಂತ್ರಿಕವಾಗಿ ಮುಂದುವರಿಬೇಕು. ಅವರು ಕೊಟ್ಟ ಯೋಜನೆಗಳು ಮುಂದೆ ನಮ್ಮ ಬದುಕಿನ ಮಾರ್ಗಗಳಾಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಗಾಂಧೀಜಿ ಹಾಗೂ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನ ನೆನಪು ಮಾಡ್ಕೊಂತ ಈ ದಿನ ಗಾಂಧೀಜಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ರೇಡಿಯೋ ಶಿವಮೊಗ್ಗ ಅವರ ನಿರ್ಮಾಪಕರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ನನ್ನ ಇಡೀ ನಾಡಿನ ರೈತರ ಜನರ ಸ್ಮರಣೆ ಮಾಡ್ತಾ ನಾನು ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ಧನ್ಯವಾಗಿರ್ತೇವೆ. ನಮಸ್ಕಾರ, ಧನ್ಯವಾದ.
6: ಓಕೆ ಸರ್, ಧನ್ಯವಾದಗಳು. ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆನಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ನಮ್ಮ ರೇಡಿಯೋದ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅತಿಥಿಗಳು ಸಹ ನಮ್ಮ ಜೊತೆನಲ್ಲಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ಜೆ ಶ್ರೀಧರ್, ಇದು ರೈತರ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ವಿಶೇಷ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
6: ಓಕೆ, ಮತ್ತೊಮ್ಮೆ ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ಇದು ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತು ನೀವು ಕೇಳ್ತಾ ಇರೋದು ರೈತರ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಎನ್ನುವಂತಹ ವಿಶೇಷವಾದಂತಹ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಾಗೆ ಗಾಂಧೀಜಿ ಅವರು ಕೊಟ್ಟಂತಹ ಕೊಡುಗೆಗಳೇನು, ಹೀಗೆ ಹಲವಾರು ವಿಚಾರಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರೈತ ಮುಖಂಡರಾದ KT ಗಂಗಾಧರ್ ಸರ್ ಅವರ ಮಾತುಗಳನ್ನ ಕೇಳಿದ್ವಿ. ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೋರ್ವ ವಿಶೇಷ ಅತಿಥಿಗಳು ಕೂಡ ಇದ್ದಾರೆ. ಬನ್ನಿ, ಅವ್ರ ಜೊತೆನಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಕೃಷಿ ವಿಜ್ಞಾನಿ ಮತ್ತು ವಿಜ್ಞಾನ ಬರಹಗಾರರಾದಂತಹ ಡಾಕ್ಟರ್ ಶರಣ ಬಸವೇಶ್ವರ ಅಂಗಡಿ ಸರ್ ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಸರ್ ನಮಸ್ತೆ, ಮೊದಲನೇದಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟಂತಹ ಕೊಡುಗೆ ಕುರಿತು, ಹಾಗೆ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಘೋಷಣೆಯ ಹಿಂದಿನ ಉದ್ದೇಶ ಏನಾಗಿತ್ತು, ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದ್ರ ಜೊತೆನಲ್ಲಿ ಇಂದಿನ ರೈತರ ಪರಿಸ್ಥಿತಿಗೆ ಶಾಸ್ತ್ರಿಜಿ ಅವರ ಆ ಜೈ ಕಿಸಾನ್ ಸಂದೇಶ ಎಷ್ಟು ಪ್ರಸ್ತುತವಾಗಿದೆ ತಿಳಿಸಬಹುದು ಸರ್?
10: ಎಲ್ಲ ಶ್ರೋತೃಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು October 2 ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಜೊತೆಗೆ ಭಾರತದ 2ನೇ ಪ್ರಧಾನಮಂತ್ರಿ ಸರಳತೆ, ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯ ಪ್ರತೀಕವೆನ್ನಿಸಿದ್ದ ಶ್ರೀಯುತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜನ್ಮದಿನವನ್ನು ನಾವು ಇಂದು ಸ್ಮರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃಷಿ ಮತ್ತು ರೈತರ ಬಗ್ಗೆ ಶಾಸ್ತ್ರೀಜಿಯವರು ಹೊಂದಿದ್ದ ಕಾಳಜಿ, ಅವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಐತಿಹಾಸಿಕ ಘೋಷಣೆಯ ಹಿಂದಿನ ಉದ್ದೇಶ ಹಾಗೂ ಇಂದಿನ ಕೃಷಿ ಕ್ಷೇತ್ರದಲ್ಲಿ ಆ ಸಂದೇಶದ ಪ್ರಸ್ತುತತೆಯ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲಿಗೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಅವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡದ್ದು 1964. ಅತ್ಯಂತ ಸರಳ ಕುಟುಂಬದಲ್ಲಿ ಜನಿಸಿದ ಶಾಸ್ತ್ರೀಜಿಯವರು ತಮ್ಮ ಪ್ರಾಮಾಣಿಕತೆ, ವಿನಯ, ಕರ್ತವ್ಯ ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆಯಿಂದ ದೇಶದ ಜನರ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದರು. ಅವರ ಪ್ರಧಾನಮಂತ್ರಿತ್ವದ ಅವಧಿ ಕೇವಲ 18 ತಿಂಗಳುಗಳಷ್ಟೇ. ಆದರೆ ಆ ಅಲ್ಪಾವಧಿಯಲ್ಲಿಯೇ ಅವರು ದೇಶದ ಕೃಷಿ, ಆಹಾರ ಭದ್ರತೆ ಮತ್ತು ರಾಷ್ಟ್ರೀಯ ಸ್ವಾಭಿಮಾನದ ವಿಚಾರದಲ್ಲಿ ಮಹತ್ವದ ಹೆಜ್ಜೆಗಳನ್ನು ಇಟ್ಟರು. ಶಾಸ್ತ್ರೀಜಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಾಗ ಭಾರತ ಹಲವು ಗಂಭೀರ ಸವಾಲುಗಳನ್ನು ಎದುರಿಸುತ್ತಲಿತ್ತು. ದೇಶದಲ್ಲಿ ಆಹಾರದ ತೀವ್ರ ಕೊರತೆ ಇತ್ತು. ಜನರ ಅಗತ್ಯಗಳನ್ನು ಪೂರೈಸಲು ವಿದೇಶಗಳಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಳ್ಳಬೇಕಾಗಿತ್ತು. ಅದರಲ್ಲೂ ಗೋಧಿಗಾಗಿ ಅಮೆರಿಕದ ಆಹಾರ ಸಹಾಯದ ಮೇಲೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿತ್ತು. ಇಂತಹ ಸಂದರ್ಭದಲ್ಲಿ 1965 ಪಾಕಿಸ್ತಾನದೊಂದಿಗೆ ಯುದ್ಧ ಆರಂಭವಾಗಿ ದೇಶದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದೆಡೆ ದೇಶದ ಭದ್ರತೆಯ ಸವಾಲು, ಮತ್ತೊಂದೆಡೆ ತೀವ್ರ ಆಹಾರದ ಕೊರತೆ. ಹೀಗೆ ಭಾರತ ಏಕಕಾಲದಲ್ಲಿ ಎರಡು ದೊಡ್ಡ ಸಂಕಷ್ಟಗಳನ್ನು ಎದುರಿಸುತ್ತಿತ್ತು. ಇಂತಹ ಕಠಿಣ ಸಂದರ್ಭದಲ್ಲಿ ದೇಶವನ್ನು ಮುನ್ನಡೆಸುವ ಮಹತ್ತರ ಜವಾಬ್ದಾರಿ ಶಾಸ್ತ್ರೀಜಿಯವರು

ಈ ನಾಲ್ಕು ಪದಗಳು ಕೇವಲ ಒಂದು ಘೋಷಣೆಯಾಗಿರಲಿಲ್ಲ, ಅವು ದೇಶದ ಎರಡು ಪ್ರಮುಖ ಶಕ್ತಿಗಳಿಗೆ ಸಲ್ಲಿಸಿದ ಗೌರವವಾಗಿದ್ದವು. ಒಂದು, ಗಡಿಯಲ್ಲಿ ದೇಶವನ್ನು ರಕ್ಷಿಸುವ ಸೈನಿಕ; ಇನ್ನೊಂದು, ಹೊಲದಲ್ಲಿ ದುಡಿದು ದೇಶಕ್ಕೆ ಆಹಾರ ಒದಗಿಸುವ ರೈತ. ಶಾಸ್ತ್ರೀಜಿಯವರು ರೈತನನ್ನು ಕೇವಲ ಆಹಾರ ಬೆಳೆಯುವ ವ್ಯಕ್ತಿಯಾಗಿ ನೋಡಲಿಲ್ಲ, ದೇಶದ ಸ್ವಾವಲಂಬನೆ ಮತ್ತು ಭದ್ರತೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ರಾಷ್ಟ್ರ ನಿರ್ಮಾತೃ ಎಂದು ಗುರುತಿಸಿದರು. ಅವರ ಕೃಷಿ ದೂರದೃಷ್ಟಿಯ ಮಹತ್ವ ಇದೇ ಆಗಿತ್ತು. ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದು, ಉತ್ತಮ ಬೀಜಗಳನ್ನು ಬಳಸುವುದು, ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸುವುದು, ಕೃಷಿ ಸಂಶೋಧನೆಗೆ ಉತ್ತೇಜನ ನೀಡುವುದು ಮತ್ತು ರೈತರ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅವರ ಆಡಳಿತದ ಪ್ರಮುಖ ಆದ್ಯತೆಗಳಾಗಿದ್ದವು. ಅವರ ಕಾಲದಲ್ಲಿ 1965 ಭಾರತೀಯ ಆಹಾರ ನಿಗಮ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಕೃಷಿ ಬೆಲೆ ಆಯೋಗ, ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಸ್ಥಾಪನೆಯಾದವು. ಇವು ಆಹಾರ ಧಾನ್ಯಗಳ ಸಂಗ್ರಹಣೆ, ಖರೀದಿ, ಬೆಲೆ ನೀತಿ ಮತ್ತು ರೈತರ ಹಿತಾಸಕ್ತಿಗಳನ್ನು ಬೆಂಬಲಿಸುವ ಮಹತ್ವದ ಸಂಸ್ಥೆಗಳಾದವು. ಇದರ ಜೊತೆಗೆ ಉತ್ತಮ ಉತ್ಪಾದನಾ ಸಾಮರ್ಥ್ಯವಿರುವ ಗೋಧಿ ತಳಿಗಳ ಬಳಕೆ, ನೀರಾವರಿ ಮತ್ತು ಆಧುನಿಕ ಕೃಷಿ ಪದ್ಧತಿಗಳಿಗೆ ಉತ್ತೇಜನ ದೊರೆಯಿತು. ಈ ಪ್ರಯತ್ನಗಳು ಮುಂದೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಬೆಳವಣಿಗೆಗೆ ಅನುಕೂಲಕರವಾದ ವಾತಾವರಣ ನಿರ್ಮಿಸಿದವು. ಹಸಿರು ಕ್ರಾಂತಿ, ವಿಜ್ಞಾನಿಗಳು, ಕೃಷಿ ಸಂಶೋಧನಾ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಸರ್ಕಾರ ಮತ್ತು ರೈತರ ಸತತ ಪರಿಶ್ರಮದ ಫಲ. ಆದರೆ ಆಹಾರ ಸ್ವಾವಲಂಬನೆಯನ್ನು ರಾಷ್ಟ್ರೀಯ ಆದ್ಯತೆಯನ್ನಾಗಿ ಮಾಡಿ ಅದಕ್ಕೆ ಅಗತ್ಯವಾದ ರಾಜಕೀಯ ಇಚ್ಛಾಶಕ್ತಿಯನ್ನು ಒದಗಿಸುವಲ್ಲಿ ಶಾಸ್ತ್ರೀಜಿಯವರ ಪಾತ್ರ ಮಹತ್ವದ್ದಾಗಿತ್ತು. ಇಲ್ಲಿ ಅವರ ಒಂದು ವಿಶೇಷ ಗುಣವನ್ನು ಗಮನಿಸಬೇಕು. ದೇಶದ ಸಮಸ್ಯೆಗಳನ್ನು ಕೇವಲ ಸರ್ಕಾರದ ಜವಾಬ್ದಾರಿ ಎಂದು ಭಾವಿಸದೆ ಪ್ರತಿಯೊಬ್ಬ ನಾಗರಿಕನು ತನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂದು ಅವರು ನಂಬಿದ್ದರು. ಆಹಾರ ಅಭಾವದ ಸಂದರ್ಭದಲ್ಲಿ ದೇಶದ ಜನರು ಆಹಾರವನ್ನು ಮಿತವಾಗಿ ಬಳಸಬೇಕು, ವಾರದಲ್ಲಿ ಒಂದು ದಿನ ಒಂದು ಹೊತ್ತಿನ ಊಟವನ್ನು ತ್ಯಜಿಸುವ ಮೂಲಕ ಆಹಾರ ಉಳಿತಾಯಕ್ಕೆ ಸಹಕರಿಸಬೇಕು ಎಂದು ಅವರು ಮನವಿ ಮಾಡಿದರು. ಅನೇಕ ಕುಟುಂಬಗಳು ಇದಕ್ಕೆ ಸ್ಪಂದಿಸಿದವು. ಅವರ ಈ ಮನವಿಯನ್ನು ಜನರು ಶಾಸ್ತ್ರಿ ವ್ರತ ಎಂದು ಸ್ಮರಿಸುತ್ತಾರೆ. ಒಬ್ಬ ಪ್ರಧಾನಮಂತ್ರಿ ದೇಶದ ಜನರಿಗೆ ತ್ಯಾಗದ ಕರೆ ನೀಡುವುದಷ್ಟೇ ಅಲ್ಲ, ತಾವು ಅದನ್ನು ಪಾಲಿಸಬೇಕು ಎಂಬ ನೈತಿಕ ಉದಾಹರಣೆಯನ್ನು ಅವರು ತೋರಿಸಿದರು. ಇದರಿಂದ ಜನರಲ್ಲಿ ರಾಷ್ಟ್ರೀಯ ಜವಾಬ್ದಾರಿ ಮತ್ತು ಆಹಾರ ಸ್ವಾವಲಂಬನೆಯ ಬಗ್ಗೆ ಹೊಸ ಜಾಗೃತಿ ಮೂಡಿತು. ಆತ್ಮೀಯ ಶ್ರೋತೃಗಳೇ, ಈಗ ನಾವು ಶಾಸ್ತ್ರೀಜಿಯವರ ಅತ್ಯಂತ ಜನಪ್ರಿಯವಾದ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹಿಂದಿನ ಉದ್ದೇಶವನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. 1965 ಯುದ್ಧದ ಸಂದರ್ಭದಲ್ಲಿ ದೇಶದ ಜನರಲ್ಲಿ ಆತಂಕವಿತ್ತು. ಸೈನಿಕರು ಗಡಿಯಲ್ಲಿ ಹೋರಾಡುತ್ತಿದ್ದರು, ಅದೇ ಸಮಯದಲ್ಲಿ ದೇಶ ಆಹಾರದ ಕೊರತೆಯನ್ನೂ ಎದುರಿಸುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಶಾಸ್ತ್ರೀಜಿಯವರು ದೇಶದ ಜನರಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಒಗ್ಗಟ್ಟನ್ನು ಮೂಡಿಸುವ ಅಗತ್ಯವನ್ನು ಮನಗಂಡರು. ಅವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ, ದೇಶದ ರಕ್ಷಣೆಗೆ ಸೈನಿಕನ ಶೌರ್ಯ ಎಷ್ಟು ಮುಖ್ಯವೋ, ದೇಶದ ಆಹಾರ ಭದ್ರತೆಗೆ ರೈತನ ಪರಿಶ್ರಮವೂ ಅಷ್ಟೇ ಮುಖ್ಯ ಎಂಬುದನ್ನು ಸಾರಿತು. ಈ ಘೋಷಣೆಯು ಜನರ ಮನಸ್ಸಿನಲ್ಲಿ ಒಂದು ಹೊಸ ಚಿಂತನೆಗೆ ನಾಂದಿಯಾಯಿತು. ದೇಶಕ್ಕಾಗಿ ಸೇವೆ ಸಲ್ಲಿಸುವುದು ಕೇವಲ ಗಡಿಯಲ್ಲಿ ಶಸ್ತ್ರ ಹಿಡಿದು ನಿಲ್ಲುವ ಸೈನಿಕನ ಕೆಲಸವಲ್ಲ, ಹೊಲದಲ್ಲಿ ದುಡಿಯುವ ರೈತನು ತನ್ನದೇ ರೀತಿಯಲ್ಲಿ ರಾಷ್ಟ್ರ ಸೇವೆ ಮಾಡುತ್ತಿದ್ದಾನೆ ಎಂಬ ಅರಿವು ಮೂಡಿಸಿತು. ಸೈನಿಕನ ತ್ಯಾಗಕ್ಕೆ ಗೌರವ ನೀಡಿದಂತೆಯೇ ರೈತನ ಬೆವರು ಮತ್ತು ಪರಿಶ್ರಮಕ್ಕೂ ಗೌರವ ಸಲ್ಲಿಸುವ ಮನೋಭಾವವನ್ನು ಈ ಘೋಷಣೆ ಬೆಳೆಸಿತು. ನನ್ನ ದೃಷ್ಟಿಯಲ್ಲಿ ಈ ಘೋಷಣೆ ಹಿಂದೆ 3 ಪ್ರಮುಖ ಉದ್ದೇಶಗಳಿದ್ದವು. ಮೊದಲನೆಯದು ರಾಷ್ಟ್ರೀಯ ಭದ್ರತೆ, ದೇಶದ ಗಡಿಗಳನ್ನು ರಕ್ಷಿಸುವ ಸೈನಿಕನಿಗೆ ಗೌರವ ಮತ್ತು ಬೆಂಬಲ ನೀಡುವುದು. ಎರಡನೆಯದು ಆಹಾರ ಸ್ವಾವಲಂಬನೆ, ಪರದೇಶಗಳ ಮೇಲಿನ ಆಹಾರ ಅವಲಂಬನೆಯನ್ನು ಕಡಿಮೆ ಮಾಡಿ ನಮ್ಮ ದೇಶದ ರೈತರ ಪರಿಶ್ರಮದಿಂದಲೇ ನಮ್ಮ ಜನರಿಗೆ ಆಹಾರ ಒದಗಿಸುವುದು. ಮೂರನೆಯದು ರಾಷ್ಟ್ರೀಯ ಏಕತೆ ಮತ್ತು ಜನಸಾಮಾನ್ಯರ ಭಾಗವಹಿಸುವಿಕೆ. ದೇಶದ ಪ್ರತಿಯೊಬ್ಬ ನಾಗರಿಕನು ತನ್ನ ಕರ್ತವ್ಯವನ್ನು ಅರಿತು ದೇಶದ ಸಂಕಷ್ಟದ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ನಿಲ್ಲಬೇಕು ಎಂಬ ಸಂದೇಶ ನೀಡುವುದು. ಈ ಘೋಷಣೆಯು ದೇಶದ ಜನರ ಮನಗಳಲ್ಲಿ ಮಹತ್ವದ ಬದಲಾವಣೆಗೆ ಪ್ರೇರಣೆ ನೀಡಿತು. ರೈತನ ಶ್ರಮಕ್ಕೆ ರಾಷ್ಟ್ರೀಯ ಗೌರವ ದೊರೆಯಿತು. ಕೃಷಿಯನ್ನು ಕೇವಲ ಗ್ರಾಮೀಣ ವೃತ್ತಿಯೆಂದು ನೋಡುವ ದೃಷ್ಟಿಕೋನ ಅದನ್ನು ರಾಷ್ಟ್ರದ ಭದ್ರತೆ ಮತ್ತು ಸ್ವಾಭಿಮಾನ

0: ಭಾಗವಾಗಿ ನೋಡುವ ದೃಷ್ಟಿಕೋನವಾಗಿ ಬದಲಾಯಿತು. ಶಾಸ್ತ್ರೀಜಿಯವರ ಈ ಸಂದೇಶ ರೈತರಲ್ಲಿ ಆತ್ಮವಿಶ್ವಾಸ ಮತ್ತು ಆಹಾರ ಉತ್ಪಾದನೆಗೆ ಹೆಚ್ಚಿನ ಕೊಡುಗೆ ನೀಡಬೇಕೆಂಬ ಪ್ರೇರಣೆಯನ್ನು ಮೂಡಿಸಿತು. ದೇಶದ ಜನರಲ್ಲಿಯೂ ಆಹಾರ ಉಳಿತಾಯ, ಸ್ವಾವಲಂಬನೆ ಮತ್ತು ರಾಷ್ಟ್ರೀಯ ಕರ್ತವ್ಯದ ಅರಿವನ್ನು ಬಲಪಡಿಸಿತು. ಇಲ್ಲಿ ನಾವು ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಶಾಸ್ತ್ರೀಜಿಯವರು ಸೈನಿಕರು ಮತ್ತು ಕೃಷಿಕರನ್ನು ಕೇವಲ ಎರಡು ವೃತ್ತಿಗಳ ಪ್ರತಿನಿಧಿಗಳಾಗಿ ಗುರುತಿಸಲಿಲ್ಲ. ಅವರು ದೇಶದ ಉಳಿವು ಮತ್ತು ಅಭಿವೃದ್ಧಿಗೆ ಅಗತ್ಯವಾದ ಎರಡು ಮೂಲಭೂತ ಶಕ್ತಿಗಳೆಂದು ಪರಿಗಣಿಸಿದರು. ಅದಕ್ಕಾಗಿಯೇ ಅವರ ಘೋಷಣೆ ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಮುಂದೆ 1965 ಯುದ್ಧದ ನಂತರವೂ ಈ ಘೋಷಣೆಯ ಪ್ರಸ್ತುತತೆ ಕಡಿಮೆಯಾಗಲಿಲ್ಲ. ಆಹಾರ ಉತ್ಪಾದನೆ ಹೆಚ್ಚಿಸುವ ರಾಷ್ಟ್ರೀಯ ಪ್ರಯತ್ನಗಳಿಗೆ ಅದು ಪ್ರೇರಣೆಯಾಯಿತು. ಕೃಷಿ ಸಂಶೋಧನೆ, ಉತ್ತಮ ಬೀಜಗಳು, ನೀರಾವರಿ ಮತ್ತು ರೈತರಿಗೆ ಬೆಂಬಲ ನೀಡುವ ನೀತಿಗಳ ಮಹತ್ವವನ್ನು ದೇಶದ ಜನರಿಗೆ ಮನವರಿಕೆ ಮಾಡಿಕೊಟ್ಟಿತು. ನನ್ನ ಅನಿಸಿಕೆಯಲ್ಲಿ ಶಾಸ್ತ್ರಿಯವರ ಅತ್ಯಂತ ದೊಡ್ಡ ಕೊಡುಗೆ ಎಂದರೆ ಕೃಷಿಗೆ ರಾಷ್ಟ್ರೀಯ ಗೌರವದ ಸ್ಥಾನವನ್ನು ನೀಡಿದ್ದು, ರೈತನನ್ನು ದೇಶದ ಅಭಿವೃದ್ಧಿಯ ಕೇಂದ್ರ ಬಿಂದುವಾಗಿ ಗುರುತಿಸಿದ್ದು. ಇಂದಿನ ಪರಿಸ್ಥಿತಿಯಲ್ಲಿ ಶಾಸ್ತ್ರೀಜಿಯವರ ಜೈ ಕಿಸಾನ್ ಸಂದೇಶವನ್ನು ನೆನಪಿಸಿಕೊಳ್ಳುವುದು ಅತ್ಯಂತ ಸೂಕ್ತವಾಗಿದೆ. ಕಳೆದ 6 ದಶಕಗಳಲ್ಲಿ ಭಾರತೀಯ ಕೃಷಿ ಬಹಳ ದೂರ ಸಾಗಿ ಬಂದಿದೆ. ಆಹಾರ ಧಾನ್ಯಗಳ ಕೊರತೆಯನ್ನು ಎದುರಿಸುತ್ತಿದ್ದ ಭಾರತ ಇಂದು ಪ್ರಮುಖ ಆಹಾರ ಉತ್ಪಾದಕ ರಾಷ್ಟ್ರವಾಗಿ ಬೆಳೆದಿದೆ. ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, ತೋಟಗಾರಿಕೆಯ ಬೆಳವಣಿಗೆ, ಕೃಷಿ ಸಂಶೋಧನೆ ಮತ್ತು ತಂತ್ರಜ್ಞಾನಗಳ ಬಳಕೆಯಿಂದ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿಯಾಗಿದೆ. ಆದರೆ ಈ ಪ್ರಗತಿಯ ನಡುವೆಯೂ ಇಂದಿನ ರೈತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಕೃಷಿ ಭೂಮಿ ಚಿಕ್ಕ ಚಿಕ್ಕ ಹಿಡುವಳಿಗಳಾಗಿ ವಿಭಜನೆಯಾಗಿರುವುದರಿಂದ ರೈತರು ಉತ್ಪಾದನಾ ವೆಚ್ಚವನ್ನು ತಗ್ಗಿಸುವುದು, ಯಾಂತ್ರೀಕರಣ ಅಳವಡಿಸಿಕೊಳ್ಳುವುದು ಮತ್ತು ಆರ್ಥಿಕವಾಗಿ ಸುಸ್ಥಿರ ಕೃಷಿ ಕೈಗೊಳ್ಳುವುದು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ನೀರಿನ ಅಭಾವ, ಹವಾಮಾನ ಬದಲಾವಣೆ, ಅನಿಯಮಿತ ಮಳೆ, ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ, ಕಾರ್ಮಿಕರ ಕೊರತೆ ಮತ್ತು ಮಾರುಕಟ್ಟೆ ಅನಿಶ್ಚಿತತೆ ರೈತರ ಆದಾಯದ ಮೇಲೆ ಪರಿಣಾಮ ಬೀರುತ್ತಿವೆ. ರೈತರು ಉತ್ತಮ ಉತ್ಪಾದನೆ ಮಾಡಿದರೂ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ದೊರೆಯುತ್ತಲಿಲ್ಲ. ಕೆಲವೊಮ್ಮೆ ಬೆಳೆ ಚೆನ್ನಾಗಿ ಬಂದಾಗ ಬೆಲೆ ಕುಸಿಯುತ್ತದೆ, ಇನ್ನೊಮ್ಮೆ ಹವಾಮಾನ ವೈಪರೀತ್ಯದಿಂದ ಬೆಳೆ ನಷ್ಟವಾಗುತ್ತದೆ. ಹಾಗಾದರೆ ಇಂದಿನ ಪರಿಸ್ಥಿತಿಯಲ್ಲೂ ಜೈ ಕಿಸಾನ್ ಪ್ರಸ್ತುತವೇ? ನನ್ನ ದೃಷ್ಟಿಯಲ್ಲಿ ಜೈ ಕಿಸಾನ್ ಕೇವಲ ರೈತನನ್ನು ಹೊಗಳುವ ಘೋಷಣೆಯಾಗಬಾರದು. ಅದು ರೈತರ ಬದುಕನ್ನು ಸುಧಾರಿಸುವ ಒಂದು ಕಾರ್ಯಸೂಚಿಯಾಗಬೇಕು. ಮೊದಲನೆಯದಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ದೊರೆಯಬೇಕು. ರೈತನ ಜಮೀನಿನ ಪರಿಸ್ಥಿತಿ ಮತ್ತು ಸ್ಥಳೀಯ ಹವಾಮಾನಕ್ಕೆ ಹೊಂದಿಕೊಳ್ಳುವ, ಹೆಚ್ಚು ಇಳುವರಿ ನೀಡುವ ಮತ್ತು ರೋಗ ನಿರೋಧಕ ಶಕ್ತಿ ಇರುವ ತಳಿಗಳನ್ನು ಅಭಿವೃದ್ಧಿಪಡಿಸಬೇಕು. ಎರಡನೆಯದಾಗಿ ಕೃಷಿ ಸಂಶೋಧನೆ ಮತ್ತು ಬೆಳೆ ವಿಜ್ಞಾನವನ್ನು ರೈತರ ಹೊಲಗಳಿಗೆ ತಲುಪಿಸಬೇಕು. ಹವಾಮಾನ ಮುನ್ಸೂಚನೆ, ಮಣ್ಣಿನ ಆರೋಗ್ಯ, ನೀರಿನ ಸಮರ್ಪಕ ಬಳಕೆ, ಕೀಟ ಮತ್ತು ರೋಗ ನಿರ್ವಹಣೆಯ ಬಗ್ಗೆ ರೈತರಿಗೆ ಸರಿಯಾದ ಸಮಯದಲ್ಲಿ ಮಾಹಿತಿ ದೊರೆಯುವಂತೆ ಮಾಡಬೇಕು. ಮೂರನೆಯದಾಗಿ ನೀರಿನ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು. ಹನಿ ನೀರಾವರಿ, ತುಂತುರು ನೀರಾವರಿ, ಮಳೆ ನೀರು ಸಂಗ್ರಹಣೆ ಮತ್ತು ಮಣ್ಣಿನ ತೇವಾಂಶ ಸಂರಕ್ಷಣೆಯಂತಹ ಕ್ರಮಗಳನ್ನು ಪ್ರೋತ್ಸಾಹಿಸಬೇಕು. ನಾಲ್ಕನೆಯದಾಗಿ ರೈತರಿಗೆ ಉತ್ಪಾದನೆ ಜೊತೆಗೆ ಮಾರುಕಟ್ಟೆಯಲ್ಲಿಯೂ ಅವಕಾಶಗಳನ್ನು ಕಲ್ಪಿಸಬೇಕು. ಆಹಾರ ಸಂಸ್ಕರಣೆ, ಮೌಲ್ಯವರ್ಧನೆ, ಶೀತಲ ಸಂಗ್ರಹಣೆ, ರೈತ ಉತ್ಪಾದಕ ಸಂಘಗಳು ಮತ್ತು ಸಹಕಾರಿ ಸಂಸ್ಥೆಗಳ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸಲು ಪ್ರಯತ್ನಿಸಬೇಕು. 5ನೇಯದಾಗಿ ಕೃಷಿಯನ್ನು ಯುವಜನರಿಗೆ ಆಕರ್ಷಕವಾದ ವೃತ್ತಿಯನ್ನಾಗಿ ಮಾಡಬೇಕು. ಕೃಷಿಯಲ್ಲಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು, ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಲು ಯುವಕರಿಗೆ ಅವಕಾಶ ಕಲ್ಪಿಸಬೇಕು. ಇಂದು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ, ನಿಖರ ಕೃಷಿ, ಜೈವಿಕ ತಂತ್ರಜ್ಞಾನ ಮತ್ತು ಆಧುನಿಕ ಸಸ್ಯತಳಿ ಅಭಿವೃದ್ಧಿಯಂತಹ ಹೊಸ ಸಾಧ್ಯತೆಗಳು ತೆರೆದುಕೊಳ್ಳುತ್ತಿವೆ. ಈ ತಂತ್ರಜ್ಞಾನಗಳು ರೈತರ ಕೈಗೆಟುಕುವಂತಾಗಬೇಕು. ಅವು ಕೇವಲ ದೊಡ್ಡ ರೈತರಿಗೆ ಮಾತ್ರ ಸೀಮಿತವಾಗದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಉಪಯುಕ್ತವಾಗಬೇಕು. ನಾನು ಕೃಷಿ ವಿಜ್ಞಾನಿಯಾಗಿ ಸಸ್ಯತಳಿ ಅಭಿವೃದ್ಧಿ ಕ್ಷೇತ್ರದಲ್ಲಿ ಹಲವು ದಶಕಗಳ ಕಾಲ ಕಾರ್ಯನಿರ್ವಹಿಸಿರುವ ಅನುಭವದ ಆಧಾರದ ಮೇಲೆ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ರೈತನಿಗೆ ಉತ್ತಮ ಬೀಜ, ಸೂಕ್ತ ತಂತ್ರಜ್ಞಾನ ಮತ್ತು ನ್ಯಾಯಯುತ ಮಾರುಕಟ್ಟೆ ಬೆಲೆ ದೊರೆತಾಗ ಮಾತ್ರ ಕೃಷಿ ನಿಜವಾದ ಅರ್ಥದಲ್ಲಿ ಲಾಭದಾಯಕವಾಗುತ್ತದೆ. ಕೃಷಿ ಸಂಶೋಧನೆ ಕೇವಲ ಪ್ರಯೋಗಾಲಯಕ್ಕೆ ಸೀಮಿತವಾಗಬಾರದು. ರೈತರ ಸಮಸ್ಯೆಗಳನ್ನು ಅರಿತು ಅವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಹೊಲಗಳಲ್ಲಿ ಅನುಷ್ಠಾನಗೊಳ್ಳುವಂತಹ ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ರೈತರು ಕೇವಲ ತಂತ್ರಜ್ಞಾನದ ಗ್ರಾಹಕರಲ್ಲ, ಅವರ ಅನುಭವ, ಸ್ಥಳೀಯ ಜ್ಞಾನ ಮತ್ತು ಕೃಷಿಯ ಬಗ್ಗೆ ಇರುವ ತಿಳುವಳಿಕೆಗಳು, ಸಂಶೋಧನೆಗಳೇ ಬಹಳ ಮುಖ್ಯ. ಆದ್ದರಿಂದ ಇಂದಿನ ಸಂದರ್ಭದಲ್ಲಿ ಜೈ ಕಿಸಾನ್ ಪದಗಳು ರೈತರಿಗೆ ಗೌರವ ನೀಡುವುದರ ಜೊತೆಗೆ ಅವರಿಗೆ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಮಾರುಕಟ್ಟೆ ಮತ್ತು ಆರ್ಥಿಕ ಭದ್ರತೆಗಳನ್ನು ಒದಗಿಸಲು ಪ್ರಸ್ತುತವೆನ್ನಿಸುತ್ತವೆ. ಇಂದು ರೈತರು ಕೇವಲ ಅನ್ನದಾತರಲ್ಲ, ದೇಶದ ಆಹಾರ ಭದ್ರತೆ ರಕ್ಷಕರು, ಗ್ರಾಮೀಣ ಆರ್ಥಿಕತೆಯ ಆಧಾರಸ್ತಂಭ ಮತ್ತು ರಾಷ್ಟ್ರೀಯ ಅಭಿವೃದ್ಧಿಯ ಪ್ರಮುಖ ಪಾಲುದಾರರು. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಚಿಂತನೆಯನ್ನು ಸಂಕ್ಷಿಪ್ತವಾಗಿ ಸ್ಮರಿಸೋಣ. ಗಾಂಧೀಜಿಯವರ ಕನಸು ಸ್ವಾವಲಂಬಿ ಗ್ರಾಮಗಳ ಭಾರತವಾಗಿದೆ. ಗ್ರಾಮಗಳು ತಮ್ಮ ಮೂಲಭೂತ ಅಗತ್ಯಗಳನ್ನು ಸಾಧ್ಯವಾದಷ್ಟು ತಾವೇ ಪೂರೈಸಿಕೊಳ್ಳಬೇಕು. ರೈತನಿಗೆ ಗೌರವಯುತ ಜೀವನ ದೊರೆಯಬೇಕು. ಸ್ಥಳೀಯ ಉದ್ಯೋಗಾವಕಾಶಗಳು ಹೆಚ್ಚಬೇಕು ಮತ್ತು ಪ್ರಕೃತಿಯೊಂದಿಗೆ ಸಹಬಾಳ್ವೆ ಇರಬೇಕು ಎಂಬುದು ಅವರ ಆಶಯವಾಗಿತ್ತು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಚಿಂತನೆಗೂ ಶಾಸ್ತ್ರೀಜಿಯವರ ಜೈ ಕಿಸಾನ್ ಸಂದೇಶಕ್ಕೂ ಒಂದು ಸುಂದರವಾದ ಸಾಮ್ಯವಿದೆ. ಗಾಂಧೀಜಿಯವರು ಗ್ರಾಮಗಳ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ಒತ್ತು ನೀಡಿದರೆ, ಶಾಸ್ತ್ರೀಜಿಯವರು ರೈತರ ಸಬಲೀಕರಣವೇ ದೇಶದ ಬಲವರ್ಧನೆಗೆ ಅಡಿಪಾಯ ಎಂಬ ಸಂದೇಶ ಸಾರಿದರು. ಈ ಇಬ್ಬರೂ ಮಹನೀಯರ ಚಿಂತನೆಗಳನ್ನು ಒಟ್ಟಾಗಿ ಗಮನಿಸಿದಾಗ ರೈತರ ಸಬಲೀಕರಣವೇ ಗ್ರಾಮಗಳ ಸಮೃದ್ಧಿಯನ್ನು ಅಂದಿ, ಗ್ರಾಮಗಳ ಸಮೃದ್ಧಿಯೇ ದೇಶದ ಪ್ರಗತಿಗೆ ಭದ್ರ ಬುನಾದಿ ಎಂಬ ಮಹತ್ವದ ಸಂದೇಶ ನಮಗೆ ಮನವರಿಕೆಯಾಗುತ್ತದೆ. ಇಂದು ನಾವು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಗಾಂಧೀಜಿಯವರ ಸ್ವಾವಲಂಬನೆ ಆಶಯವನ್ನು, ಶಾಸ್ತ್ರೀಜಿಯವರ ಕೃಷಿ ಸ್ವಾವಲಂಬನೆ ಸಂದೇಶವನ್ನು ಸಾಕಾರಗೊಳಿಸಬೇಕಾಗಿದೆ. ಆತ್ಮೀಯ ಶ್ರೋತೃಗಳೇ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶದ ಪ್ರಧಾನಮಂತ್ರಿಯಾಗಿ ನೀಡಿದ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಆ ಘೋಷಣೆ ಮೂಡಿ ಬಂದ ಸಂದರ್ಭದಲ್ಲಿ ದೇಶದ ಮುಂದೆ ಯುದ್ಧದ ಸವಾಲು ಮತ್ತು ಆಹಾರದ ಕೊರತೆ ಎರಡು ದೊಡ್ಡ ಸಮಸ್ಯೆಗಳಿದ್ದವು. ಆದರೆ ಶಾಸ್ತ್ರೀಜಿಯವರು ದೇಶದ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸಿದರು. ಸೈನಿಕರ ಶೌರ್ಯಕ್ಕೆ ಗೌರವ ನೀಡಿದರು. ರೈತರ ಪರಿಶ್ರಮವನ್ನು ರಾಷ್ಟ್ರದ ಅಭಿವೃದ್ಧಿಯ ಕೇಂದ್ರವಾಗಿಸಿದರು. ಆಹಾರ ಸ್ವಾವಲಂಬನೆಗೆ ದೇಶವನ್ನು ಪ್ರೇರೇಪಿಸಿದರು. ಇಂದು ಆ ಘೋಷಣೆಯ ಮೂಲ ಆಶಯವನ್ನು ಮತ್ತಷ್ಟು ವಿಸ್ತರಿಸುವ ಅಗತ್ಯವಿದೆ. ನಮ್ಮ ಸೈನಿಕರು ದೇಶದ ಗಡಿಗಳನ್ನು ರಕ್ಷಿಸುತ್ತಿದ್ದಾರೆ, ನಮ್ಮ ರೈತರು ದೇಶಕ್ಕೆ ಆಹಾರ ಒದಗಿಸುತ್ತಿದ್ದಾರೆ, ನಮ್ಮ ಕೃಷಿ ವಿಜ್ಞಾನಿಗಳು ಕೃಷಿಯ ಭವಿಷ್ಯವನ್ನು ರೂಪಿಸುತ್ತಲಿದ್ದಾರೆ. ಈ ಎಲ್ಲರ ಪರಿಶ್ರಮಕ್ಕೆ ಸೂಕ್ತ ಗೌರವ, ಬೆಂಬಲ ಮತ್ತು ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ರೈತರ ಬದುಕು ಸುಧಾರಿಸಿದಾಗ ಮಾತ್ರ ಗ್ರಾಮೀಣ ಭಾರತ ಸಮೃದ್ಧವಾಗುತ್ತದೆ. ಗ್ರಾಮೀಣ ಭಾರತ ಸಮೃದ್ಧವಾದಾಗ ಮಾತ್ರ ದೇಶದ ಸಮಗ್ರ ಅಭಿವೃದ್ಧಿ ಸಾಧ್ಯ. ಶಾಸ್ತ್ರೀಜಿಯವರ ಸರಳತೆ, ಪ್ರಾಮಾಣಿಕತೆ ಮತ್ತು ದೇಶದ ಬಗ್ಗೆ ಅವರಿಗಿದ್ದ ಕಾಳಜಿ ಇಂದಿನ ಜನಪ್ರತಿನಿಧಿಗಳಿಗೆ, ಆಡಳಿತಗಾರರಿಗೆ ಮತ್ತು ಯುವಜನರಿಗೆ ಸದಾ ಮಾದರಿಯಾಗಿರಲಿ. ಅವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಕೇವಲ ನೆನಪಿನ ಮಾತಾಗಿ ಉಳಿಯದೆ ರೈತರ ಬದುಕನ್ನು ಸುಧಾರಿಸುವ, ಕೃಷಿಯನ್ನು ಲಾಭದಾಯಕಗೊಳಿಸುವ ಮತ್ತು ದೇಶವನ್ನು ಆಹಾರದಲ್ಲಿ ಸ್ವಾವಲಂಬಿಯಾಗಿಸುವ ರಾಷ್ಟ್ರೀಯ ಸಂಕಲ್ಪವಾಗಲಿ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಮತ್ತು ಶಾಸ್ತ್ರೀಜಿಯವರ ಜೈ ಕಿಸಾನ್ ಸಂದೇಶವನ್ನು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದೊಂದಿಗೆ ಬೆಸೆದು ಸಮೃದ್ಧ, ಸ್ವಾವಲಂಬಿ ಮತ್ತು ಸುಸ್ಥಿರ ಭಾರತವನ್ನು ನಿರ್ಮಿಸೋಣ. ಕೊನೆಯಲ್ಲಿ ಶಾಸ್ತ್ರೀಜಿಯವರ ಸಂದೇಶದ ಆಶಯವನ್ನು ಮೂರು ವಾಕ್ಯಗಳಲ್ಲಿ ಹೇಳಲು ಬಯಸುತ್ತೇನೆ. ಜವಾನನಿಗೆ ಗೌರವ, ಕಿಸಾನನಿಗೆ ಸನ್ಮಾನ, ರೈತನಿಗೆ ವಿಜ್ಞಾನ, ಕೃಷಿಗೆ ಹೊಸ ಚೈತನ್ಯ, ಸ್ವಾವಲಂಬಿ ಕೃಷಿ, ಸಮೃದ್ಧ ಭಾರತ, ಇದೇ ನಮ್ಮ ಸಂಕಲ್ಪವಾಗಲಿ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಿಗೆ ಗೌರವಪೂರ್ವಕ ನಮನಗಳು, ಮಹಾತ್ಮ ಗಾಂಧೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳು. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ, ಜೈ ಹಿಂದ್, ಜೈ ಭಾರತ. ಧನ್ಯವಾದಗಳು, ನಮಸ್ಕಾರ.
1: ಓಕೆ, ತಮಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ತಮ್ಮ ಸಮಯವನ್ನು ಬಿಡುವ ಮಾಡಿಕೊಂಡು ನಮ್ಮ ಜೊತೆನಲ್ಲಿ ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆನಲ್ಲಿ ಹಂಚಿಕೊಂಡಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಜಿಯವರು ಹಾಗೆ ಗಾಂಧೀಜಿಯವರ ವಿಚಾರಗಳ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಅವರು ಕೊಟ್ಟಂತಹ ಕೊಡುಗೆಗಳು ಹಾಗೆ ಕೃಷಿನಲ್ಲಿ ಅದನ್ನು ಯಾವ ರೀತಿ ಅಳವಡಿಸಿಕೊಳ್ಳಲಾಯಿತು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಹಾಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೋರ್ವ ಅತಿಥಿಗಳು ಕೂಡ ಇದ್ದಾರೆ. ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯ ಅನಂತ ಜವಳಿಯವರು. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಅನಂತ ಜವಳಿ ಸರ್ನ ಕೂಡ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಪ್ರಯುಕ್ತವಾಗಿ ಇಂದಿನ ರೈತರ ಪರಿಸ್ಥಿತಿಗೆ ಶಾಸ್ತ್ರೀಜಿಯವರ ಜೈ ಕಿಸಾನ್ ಸಂದೇಶ ಆಗಿರ್ಬೋದು ಅಥವಾ ಕೃಷಿಯಲ್ಲಿ ಗಾಂಧೀಜಿಯವರ ನಿಲುವಾಗಿರುವುದು ಹೇಗಿದೆ, ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಸರ್?
2: ಈ ಕಾರ್ಯಕ್ರಮದ ಶ್ರೋತೃಗಳಿಗೆ ಅನಂತಮೂರ್ತಿ ಜವಳಿಯ ನಮಸ್ಕಾರಗಳು. ಈ ದೇಶದ ಕೃಷಿ ಕ್ಷೇತ್ರಕ್ಕೆ ಶ್ರೀ ಶಾಸ್ತ್ರೀಜಿಯವರ ಕೊಡುಗೆ ಅಪಾರವಾದದ್ದು. 1965 ಶ್ರೀ ಶಾಸ್ತ್ರೀಜಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಾದ್ಯಂತ ತೀವ್ರವಾದ ಆಹಾರದ ಕೊರತೆ ಎದುರಾಗಿತ್ತು. 70% ಪ್ರಜೆಗಳು ಕೃಷಿಕರಾಗಿದ್ದರೂ ಸಹ ಈ ದೇಶದ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಿರಲಿಲ್ಲ. ವಿದೇಶಗಳಿಂದ ಆಮದಾಗುವ ಧಾನ್ಯಗಳ ಮೇಲೆ ಪ್ರಜೆಗಳು ಅವಲಂಬಿತರಾಗಿರಬೇಕಾಗಿತ್ತು. ಅದೇ ಕಾಲಘಟ್ಟದಲ್ಲಿ ಭಾರತ ಪಾಕಿಸ್ತಾನ ಯುದ್ಧವೂ ಸಹ ಸಂಭವಿಸಿತ್ತು. ಆಗಲೇ ಶ್ರೀ ಶಾಸ್ತ್ರೀಜಿಯವರು ಜೈ ಕಿಸಾನ್ ಜೈ ಜವಾನ್ ಘೋಷಣೆಗಳೊಂದಿಗೆ ಕಾರ್ಯ ಸನ್ನದ್ಧರಾದರು. ದೇಶದ ಗಡಿಯನ್ನು ರಕ್ಷಿಸುವ ಸೈನಿಕರ ಗೌರವಾರ್ಥ ಜೈ ಜವಾನ್ ಹಾಗೂ ದೇಶದ ಜನತೆಗೆ ಆಹಾರ ನೀಡುವ ರೈತರ ಗೌರವಾರ್ಥ ಜೈ ಕಿಸಾನ್ ಎಂದಂತಹ ಅದ್ಭುತವಾದ ಘೋಷಣೆಯೊಂದಿಗೆ ಕಾರ್ಯಪ್ರವೃತ್ತರಾದರು. ಆಗಲೇ ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಒತ್ತು ನೀಡುವ ರಾಷ್ಟ್ರೀಯ ನೀತಿಗಳನ್ನು ಆಗಿನ ಕೇಂದ್ರ ಸಚಿವರಾದ ಶ್ರೀಯುತ ಸಿ ಸುಬ್ರಹ್ಮಣ್ಯಂ ಹಾಗೂ ಆಗಿನ ಪ್ರಖ್ಯಾತ ಕೃಷಿ ವಿಜ್ಞಾನಿ ಶ್ರೀಯುತ MS ಸ್ವಾಮಿನಾಥನ್ ಅವರುಗಳೊಂದಿಗೆ ಸೇರಿ ರೂಪಿಸಲಾಯಿತು. ಹೆಚ್ಚುವಿನ ಇಳುವರಿಯ ತಳಿಗಳನ್ನು ಕೃಷಿಕರಿಗೆ ಪರಿಚಯಿಸಲಾಯಿತು. ದೇಶದಲ್ಲಿ ಆಹಾರ ಧಾನ್ಯಗಳ ಸಮರ್ಪಕ ದಾಸ್ತಾನು ಹಾಗೂ ವಿತರಣಾ ಜಾಲ ಇರಲಿಲ್ಲ. ಆಗಲೇ ಭಾರತೀಯ ಆಹಾರ ನಿಗಮವನ್ನು FCI ಸ್ಥಾಪಿಸಿ ಆಹಾರ ಧಾನ್ಯಗಳ ದಾಸ್ತಾನು ಹಾಗೂ ವಿತರಣೆ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು. ಅಲ್ಲದೆ ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ಸಹ ನೀಡಲಾಯಿತು. ದೇಶದ ಆಹಾರ ಉತ್ಪಾದನಾ ಕ್ಷೇತ್ರದಲ್ಲಿ ವೈಜ್ಞಾನಿಕ ಪದ್ಧತಿಗಳು ಆಧುನಿಕ ನೀರಾವರಿ ಪದ್ಧತಿಗಳನ್ನು ಅನುಸರಿಸುವಂತೆ ಪ್ರೋತ್ಸಾಹ ನೀಡಲಾಯಿತು. ಹಾಗೂ ದೇಶದೆಲ್ಲೆಡೆ ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಲ್ಲಿ ತೀವ್ರವಾಗಿ ಆಹಾರ ಉತ್ಪಾದನೆ ಏರಿಕೆ ಸಾಧ್ಯವಾಯಿತು. ದೇಶದ ಹಾಲಿನ ಉತ್ಪಾದನೆಗೂ ಸಹ ಶ್ರೀ ಶಾಸ್ತ್ರೀಜಿಯವರ ಕೊಡುಗೆ ಅಪಾರವಾದದ್ದು. ಅಮೂಲ್ ಸಹಕಾರ ಸಂಘದ ಮೂಲಕ ಕ್ಷೀರಕ್ರಾಂತಿಯ ಯಶಸ್ಸಿಗೆ ಹೆಚ್ಚಿನ ಬೆಂಬಲ ಹಾಗೂ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡನ್ನು ಸಹ ಸ್ಥಾಪಿಸಲಾಯಿತು. ಕರ್ನಾಟಕದ ಕೃಷಿ ಕ್ಷೇತ್ರಕ್ಕೆ ಶ್ರೀ ಶಾಸ್ತ್ರೀಜಿಯವರು ನೀಡಲಾದ ಅನನ್ಯ ಕೊಡುಗೆ ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಾವರಿ ಅಭಿವೃದ್ಧಿಗೆ ಸಹಕಾರವಾಗುವಂತೆ ಗ್ರಾಮೀಣ ವಿದ್ಯುತ್ತೀಕರಣ ಮತ್ತು ವಿದ್ಯುತ್ತಿನ ಉತ್ಪಾದನೆ ಹೆಚ್ಚಳ. 1965 ಜೋಗದ ABSITE ಎಂಬಲ್ಲಿ ಶರಾವತಿ ಜಲವಿದ್ಯುತ್ ಯೋಜನೆಯ 2ನೇ ಹಂತ ಅಂದರೆ ಶರಾವತಿ ವ್ಯಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇದರ ಉದ್ಘಾಟನೆ ಅಂದರೆ 1965 ಶ್ರೀ ಶಾಸ್ತ್ರೀಜಿಯವರು ನೆರವೇರಿಸಿ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ತನ್ನು ಸರಬರಾಜು ಹಾಗೂ ಹಳ್ಳಿ ಹಳ್ಳಿಗಳಲ್ಲಿ ಒಂದು ಅಕ್ಕಿ ಗಿರಣಿ ಅಂದರೆ ಕೃಷಿ ಉತ್ಪಾದನೆ ಸಂಸ್ಕರಣೆಗೆ ಪರೋಕ್ಷವಾಗಿ ಮತ್ತು ನೇರವಾಗಿ ಪ್ರೋತ್ಸಾಹ, ಅದರ ಜೊತೆಗೆ ನೀರಾವರಿ ವ್ಯವಸ್ಥೆ, ವಿದ್ಯುತ್ ಅವಲಂಬಿತ ನೀರಾವರಿ ವ್ಯವಸ್ಥೆ ಹಳ್ಳಿ ಹಳ್ಳಿಗೂ ಕರ್ನಾಟಕದ ಹಳ್ಳಿ ಹಳ್ಳಿಗಳಿಗೂ ವಿಸ್ತರಿಸಲು ಸಾಧ್ಯವಾಗಿದ್ದಲ್ಲದೆ ರೈತ ಉತ್ಪಾದನೆಗೆ ಸಂಬಂಧಪಟ್ಟ ಕೈಗಾರಿಕೆಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತಾವು ನೋಡಿರಬಹುದು. ಆಗಿನ ಕಾಲದಲ್ಲಿ ಹಳ್ಳಿ ಹಳ್ಳಿಗಳಿಗೆಲ್ಲ ಒಂದೊಂದು ಅಕ್ಕಿ ಗಿರಣಿ ಸ್ಥಾಪಿಸಲು ಸಾಧ್ಯವಾಯಿತು. ಇದರಿಂದ ರೈತರು ತಾವು ಬೆಳೆದ ಅಕ್ಕಿಯನ್ನು ಸಂಸ್ಕರಣೆ ಮಾಡಲು ದೂರದ ಊರುಗಳಿಗೆ ಎತ್ತಿನ ಬಂಡಿಯಲ್ಲಿ ಕೊಂಡೊಯ್ಯುವ ಪ್ರಸಂಗ ತಪ್ಪಿ ಹೋಗಿದೆ. ಅಲ್ಲದೆ ಕೃಷಿ ಕ್ಷೇತ್ರಕ್ಕೆ ಯಂತ್ರೋಪಕರಣಗಳನ್ನು ಸಹ ಪರಿಚಯಿಸಿ, ಉದಾಹರಣೆಗೆ ಆಗ ಈ ಪವರ್ ಟಿಲ್ಲರ್ ಅನ್ನೋದು ನಮ್ಮ ದೇಶಕ್ಕೆ ಬಂತು. ಟ್ರ್ಯಾಕ್ಟ್ರು ತುಂಬ ದೊಡ್ಡ ಯಂತ್ರ ಆಯಿತು. ಸಣ್ಣ ರೈತರು ಸಹ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಆಗುವುದು ಹಾಗೂ ಕೃಷಿ ಸಲಕರಣೆಗಳು ಮತ್ತು ಉತ್ಪಾದನೆಗಳನ್ನು ಸಾಗಾಟಕ್ಕೆ ಅನುಕೂಲವಾಗುವಂತೆ ಈ ಟಿಲ್ಲರ್ಗಳನ್ನೇ ರೈತರು ಉಪಯೋಗಿಸಲು ಪ್ರಾರಂಭಿಸಲು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಶ್ರೀ ಶಾಸ್ತ್ರೀಜಿಯವರು ದೇಶಕ್ಕೆ ಅದರಲ್ಲೂ ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ತುಂಬ ಅಪಾರವಾದದ್ದು. ಇನ್ನು ಶ್ರೀ ಮಹಾತ್ಮ ಗಾಂಧೀಜಿಯವರು ದೇಶದ ಕೃಷಿ ಕ್ಷೇತ್ರಕ್ಕೆ ಅಥವಾ ಗ್ರಾಮೀಣ ಪ್ರದೇಶಗಳಿಗೆ ನೀಡಿದ ಕೊಡುಗೆಯೂ ಸಹ ಅಪಾರವಾದದ್ದು. ಗಾಂಧೀಜಿಯವರ ಕಲ್ಪನೆ ಗ್ರಾಮ ಸ್ವರಾಜ್ ಯೋಜನೆಯನ್ನು ಬೆಂಬಲಿಸಿದರು. ಗ್ರಾಮ ಮಟ್ಟದಲ್ಲಿ ಆರ್ಥಿಕ ಸ್ವಾವಲಂಬನೆ ಸಾಧಿಸುವುದರ ಮೂಲಕ ದೇಶದ ಆರ್ಥಿಕ ಸ್ವಾವಲಂಬನೆ ಸಾಧ್ಯವೆಂದು ಅವರ ನೀತಿ. ಗ್ರಾಮ ಮಟ್ಟದಲ್ಲಿಯೇ ಅವರವರಿಗೆ ಬೇಕಾದ ಎಲ್ಲ ಆಹಾರ ಉತ್ಪಾದನೆಗಳನ್ನು ಉತ್ಪಾದಿಸಬೇಕೆಂಬುದು ಅವರ ನೀತಿ. ನೈಸರ್ಗಿಕ ಗೊಬ್ಬರಗಳು ಹಾಗೂ ಯಂತ್ರಚಾಲಿತ ವ್ಯವಸ್ಥೆಗಳನ್ನು ಅವಲಂಬಿಸದೇ ಇರುವುದು, ರೈತರು ಖುದ್ದಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಅದಲ್ಲದೆ ರೈತರಿಗಾಗಿ ಋತುಕಾಲಿಕ ಸೀಸನಲ್ ಕೆಲಸ ದೊರೆಯಲು ಗೃಹ ಉದ್ದಿಮೆಗಳಿಗೆ ಪ್ರೋತ್ಸಾಹಿಸಿದರು. ಮುಖ್ಯವಾಗಿ ನೂಲುವುದು, ಚರಕ ಮನೆಗಳಿಗೆ ನೂಲುವುದನ್ನು ಪರಿಚಯಿಸಲಾಯಿತು. ಜೊತೆಗೆ ಹತ್ತಿಯ ಉದ್ದಿಮೆಗಳು, ಹತ್ತಿ ಬಟ್ಟೆ ತಯಾರಿಕೆಗೆ ಸಹ ತುಂಬ ಪ್ರೋತ್ಸಾಹ ದೊರೆತಿದೆ. ಅಲ್ಲದೆ ಹತ್ತಿ ಬೆಳೆ ಸಹ ವಿಸ್ತರಣೆಗೊಳ್ಳಲು ಸಾಧ್ಯವಾಯಿತು. ನಮಸ್ಕಾರಗಳು, ಶ್ರೋತೃಗಳೆಲ್ಲರಿಗೂ ಧನ್ಯವಾದಗಳು.
1: ಓಕೆ ಸರ್, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಹಾಗೆ ನಮ್ಮ ಶಿವಮೊಗ್ಗಕ್ಕೂ ಕೂಡ ಶಾಸ್ತ್ರೀಜಿಯವರಿಂದ ಹಾಗೆ ಗಾಂಧೀಜಿಯವರಿಂದ ಸಿಕ್ಕಂತಹ ಕೊಡುಗೆಗಳ ಬಗ್ಗೆ ಹೇಳಿದ್ರಿ. ಸೊ ಹಾಗೆಯೇ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಕೂಡ ತಮಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ರೈತರ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರೀಜಿ ಅನ್ನುವಂತಹ ವಿಶೇಷ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಪ್ಲಾಸ್ಟಿಕ್ ಪರಿಸರದ ಮಹಾಶತ್ರು.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇವತ್ತು ನಾವು ಮಾತಾಡ್ತಾ ಇದ್ವಿ ರೈತರ ಕಣ್ಣಲ್ಲಿ ಗಾಂಧಿ ಮತ್ತು ಶಾಸ್ತ್ರಿ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ. ಕೃಷಿಗೆ ಗಾಂಧಿ ಮತ್ತು ಶಾಸ್ತ್ರಿಯವರ ಕೊಡುಗೆ ಏನಾಗಿತ್ತು, ಗಾಂಧೀಜಿಯವರ ನಿಲುವು ಏನಾಗಿದೆ, ಹಾಗೆ ಶಾಸ್ತ್ರೀಜಿಯವರ ಕೊಡುಗೆಗಳು ಏನೇನಿತ್ತು, ಇದೆಲ್ಲದರ ಬಗ್ಗೆ ನಮ್ಮ ಅತಿಥಿಗಳು ಕೂಡ ಮಾತಾಡ್ತಾ ಇದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೋರ್ವ ಅತಿಥಿಗಳು ಕೂಡ ಇದ್ದಾರೆ. ಇವರು ಸಹ ರೈತರಾಗಿ ನಿರ್ಮಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ರಾಜೇಶ್ ಕೀಳಂಬಿಯವರು. ಸರ್, ಮೊದಲನೇದಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಆಗಿರಬಹುದು, ಹಾಗೆ ಗಾಂಧೀಜಿಯವರ ನಿಲುವಾಗಿರಬಹುದು, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು ಸರ್?
4: ನಮಸ್ಕಾರ ಎಲ್ರಿಗೂ, ನಾನು ರಾಜೇಶ್ ಕೀಳಂಬಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ದೇಶದ ಇಬ್ಬರು ಮಹಾನ್ ನಾಯಕರುಗಳನ್ನು ಸ್ಮರಿಸುವ ದಿವಸ. ನಿಮ್ಮೆಲ್ಲರಿಗೂ ಗೊತ್ತಿದೆ, 2 ಅಕ್ಟೋಬರ್ ಅಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ನಾಯಕತ್ವವನ್ನು ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಒಬ್ಬ ಕೃಷಿಕನಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ನಾನು ಈ ಇಬ್ಬರು ಮಹಾನ್ ನಾಯಕರುಗಳ ಕೃಷಿ ಕ್ಷೇತ್ರದಲ್ಲಿ ಅವರ ಚಿಂತನೆ ಮತ್ತು ಅವರ ಕೊಡುಗೆಯ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೀನಿ. ಗಾಂಧೀಜಿಯವರು ಕೇವಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸುವ ಚಿಂತನೆಯನ್ನು ಮಾತ್ರ ಹೊಂದಿರಲಿಲ್ಲ, ಜೊತೆಗೆ ಸ್ವತಂತ್ರ ಭಾರತ ಹೇಗಿರಬೇಕು ಅನ್ನುವ ಕಲ್ಪನೆಯನ್ನು ಕೂಡ ಹೊಂದಿದ್ದರು. ಗಾಂಧೀಜಿಯವರು ಸ್ವತಂತ್ರ ಭಾರತವನ್ನು ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಅಡಿಯಲ್ಲಿ ಕಟ್ಟುವ ಒಂದು ಕನಸನ್ನು ಹೊಂದಿದ್ದರು. ಗಾಂಧೀಜಿಯವರ ಭಾರತವೆಂದರೆ ಕೇವಲ ದೊಡ್ಡ ನಗರಗಳ ಭಾರತವಲ್ಲ, ಭಾರತದ ಆತ್ಮ ಗ್ರಾಮಗಳಲ್ಲಿ ಇದೆ ಎಂಬ ಅವರ ಚಿಂತನೆಯ ಕೇಂದ್ರದಲ್ಲಿ ಗ್ರಾಮೀಣ ಸಮಾಜವಿತ್ತು. ಗ್ರಾಮ ಅಭಿವೃದ್ಧಿಯಾಗದೆ ಭಾರತ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂಬುದು ಅವರ ಮೂಲಭೂತ ದೃಷ್ಟಿಕೋನ. ಗ್ರಾಮ ಅಭಿವೃದ್ಧಿಯಾಗಲು ಕೃಷಿ ಕ್ಷೇತ್ರ ದೊಡ್ಡ ಕೊಡುಗೆಯನ್ನು ನೀಡಬೇಕು ಅನ್ನೋದು ಅವರ ಕನಸು ಮತ್ತು ನಿರೀಕ್ಷೆಯಾಗಿತ್ತು. ಕೃಷಿ ಕೇವಲ ಭಾರತದ ಆಹಾರ ಉತ್ಪಾದನೆಯ ಉದ್ಯೋಗ ಅಲ್ಲ, ಕೃಷಿಯೊಂದಿಗೆ ಗ್ರಾಮೀಣ ಉದ್ಯೋಗ, ಪಶುಸಂಗೋಪನೆ, ಗುಡಿ ಕೈಗಾರಿಕೆ, ಸಣ್ಣ ಉದ್ಯಮಗಳು ಮತ್ತು ಸ್ಥಳೀಯ ಆರ್ಥಿಕತೆ ಬೆಸೆದುಕೊಂಡಿರಬೇಕು. ಗ್ರಾಮದಲ್ಲಿರುವ ಸಂಪನ್ಮೂಲಗಳು ಗ್ರಾಮದ ಆರ್ಥಿಕ ಚಟುವಟಿಕೆಗಳಿಗೆ ಸಾಧ್ಯವಾಗುವಷ್ಟು ಬಳಕೆಯಾಗಬೇಕು. ಸ್ಥಳೀಯ ಉತ್ಪಾದನೆ, ಸ್ಥಳೀಯ ಉದ್ಯೋಗ, ಸ್ಥಳೀಯ ಬಳಕೆ ಎಂಬ ಚಕ್ರ ಬಲವಾಗಬೇಕು. ಗ್ರಾಮ ಸ್ವರಾಜ್ಯ ಎಂದರೆ ಸರ್ಕಾರದ ಮೇಲೆ ಸಂಪೂರ್ಣ ಅವಲಂಬನೆ ಅಲ್ಲ, ಗ್ರಾಮದ ಜನರ ಪಾಲ್ಗೊಳ್ಳುವಿಕೆ ಮತ್ತು ಸ್ವಾವಲಂಬನೆ ಅಂತ ಪ್ರತಿಪಾದಿಸಿದರು. ಇಂದಿನ ಕೃಷಿಯಲ್ಲಿ ದೊಡ್ಡ ಪ್ರಶ್ನೆ ಕೇವಲ ಎಷ್ಟು ಉತ್ಪಾದನೆ ಅನ್ನೋದಲ್ಲ, ರೈತನಿಗೆ ಎಷ್ಟು ಆದಾಯ ಉಳಿತಾ ಇದೆ ಅನ್ನೋದು ಮುಖ್ಯ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಚಿಂತನೆ ಇಂದಿನ ಸಂದರ್ಭದಲ್ಲಿ ರೈತ ಕೇಂದ್ರಿತ ಗ್ರಾಮೀಣ ಆರ್ಥಿಕತೆಯಾಗಿ ನೋಡಬಹುದು. ಒಂದು ರೈತ ಕೇವಲ ಒಂದು ಬೆಳೆಯ ಮೇಲೆ ಅವಲಂಬಿತನಾಗುವುದಕ್ಕಿಂತ ಕೃಷಿಗೆ ಪೂರಕವಾದ ಕೃಷಿ, ಪಶುಸಂಗೋಪನೆ, ಹೈನುಗಾರಿಕೆ, ತೋಟಗಾರಿಕೆ, ಜೇನು ಸಾಕಾಣಿಕೆ, ಆಹಾರ ಸಂಸ್ಕರಣೆ, ಕೃಷಿ ಆಧಾರಿತ ಸಣ್ಣ ಉದ್ಯಮ, ನೇರ ಮಾರಾಟ, ಇವುಗಳನ್ನು ಒಟ್ಟಿಗೆ ಬೆಳೆಸಿಕೊಳ್ಳುವ ಅವಶ್ಯಕತೆ ಇದೆ. ಇದೇ ರೀತಿಯ ಬಹು ಆದಾಯ ಮೂಲಗಳ ಗ್ರಾಮೀಣ ಆರ್ಥಿಕತೆ ಗಾಂಧೀಜಿಯವರ ಸ್ವಾವಲಂಬನೆಯ ಚಿಂತನೆಗೆ ಹತ್ತಿರವಾಗಿದೆ. ಇದೇ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯಾಗಿತ್ತು. ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆ ಇಂದಿನ ವಾಸ್ತವಕ್ಕೆ ಹತ್ತಿರವಾಗಿ ಕೂಡ ಇದೆ. ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಮಾತನಾಡಿದ್ರು. ಇಂದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರವೂ ಕೂಡ ನಮ್ಮ ದೇಶ ಕೃಷಿ ಕೇಂದ್ರಿತವಾಗಿ ಮುಂದುವರಿತಾ ಇದೆ. ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಕೃಷಿಯೇ ಆಗಿ ಉಳಿದಿದೆ. ಇದು ಗಾಂಧೀಜಿಯವರ ಒಂದು ಕನಸನ್ನು ನಮ್ಮ ದೇಶದ ನಾಯಕತ್ವ ಮತ್ತು ದೇಶದ ಜನರು ಸಾಕಾರವಾಗಿಸ್ತಾ ಇರೋದು ಅಂತಲೇ ಹೇಳಬಹುದು. ಇನ್ನು ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅಂದರೆ ನಮಗೆ ನೆನಪಾಗುವ ಮಾತೆ ಜೈ ಜವಾನ್ ಜೈ ಕಿಸಾನ್. 1965 ಯುದ್ಧದ ಸಂದರ್ಭದಲ್ಲಿ ದೇಶಕ್ಕೆ ಸೈನಿಕನ ಶಕ್ತಿ ಎಷ್ಟು ಅಗತ್ಯವೋ ರೈತನ ಶಕ್ತಿಯೂ ಅಷ್ಟೇ ಅಗತ್ಯ ಎಂಬ ಸಂದೇಶವನ್ನು ಶಾಸ್ತ್ರಿಜಿ ನೀಡಿದ್ದರು. ಜೈ ಜವಾನ್ ದೇಶವನ್ನು ರಕ್ಷಿಸುವವನಿಗೆ ಗೌರವ ಅಂದರೆ ಜೈ ಕಿಸಾನ್ ದೇಶಕ್ಕೆ ಅನ್ನ ನೀಡುವವನಿಗೆ ಗೌರವ ಸಲ್ಲಬೇಕು ಅನ್ನೋದು ಶಾಸ್ತ್ರಿಜಿಯವರ ಪರಿಕಲ್ಪನೆಯಾಗಿತ್ತು. ದೇಶದ ಗಡಿಯನ್ನು ಸೈನಿಕ ಕಾಯ್ತಾನೆ, ದೇಶದ ಆಹಾರ ಭದ್ರತೆಯನ್ನು ರೈತ ಕಾಯ್ತಾನೆ. ಹೀಗಾಗಿ ರೈತನ ಕೆಲಸವೂ ರಾಷ್ಟ್ರ ಸೇವೆಯೇ. ಈ ಘೋಷಣೆಯ ದೊಡ್ಡ ಅರ್ಥವೆಂದರೆ ರೈತನನ್ನು ಕೇವಲ ಉತ್ಪಾದಕನಾಗಿ ಅಲ್ಲ, ರಾಷ್ಟ್ರ ನಿರ್ಮಾಣದ ಭಾಗಿಯಾಗಿ ನೋಡೋದು. ಶಾಸ್ತ್ರಿಜಿ ಅವರ ಕರೆಗೆ ಸ್ಪಂದಿಸಿ ದೇಶದ ಕೃಷಿ ಉತ್ಪಾದನೆ ಹೆಚ್ಚಿಸುವ ಪ್ರಯತ್ನಗಳು ನಡೆದವು. ನಂತರದ ಕೃಷಿ ಪರಿವರ್ತನೆಗಳು ಭಾರತದ ಆಹಾರ ಭದ್ರತೆಯನ್ನು ಬಲಪಡಿಸಿದವು. ಇಂದು ಭಾರತದ ಕೃಷಿ ಹಿಂದಿನ ಕಾಲಕ್ಕಿಂತ ಬಹಳ ಬದಲಾಗಿದೆ. 2024-25 ಭಾರತದ ಆಹಾರ ಧಾನ್ಯ ಉತ್ಪಾದನೆ ಸುಮಾರು 358 ಮಿಲಿಯನ್ ಟನ್ ರಷ್ಟು ಮಟ್ಟ ತಲುಪಿದೆ. ತೋಟಗಾರಿಕಾ ಬೆಳೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಹಣ್ಣು, ತರಕಾರಿ, ಹೂವು, ಮಸಾಲೆ, ತೋಟಗಾರಿಕಾ ಬೆಳೆಗಳು ರೈತರ ಆದಾಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸ್ತಾ ಇದೆ. ಹಾಲು, ಮೀನುಗಾರಿಕೆ, ಕೋಳಿ, ಪಶುಸಂಗೋಪನೆ ಮುಂತಾದ ಅಲೈಡ್ ಸೆಕ್ಟರ್ಸ್ ಕೃಷಿಯ ಜೊತೆಗೆ ಪ್ರಮುಖ ಆದಾಯದ ಮೂಲ ಆಗ್ತಾ ಇದೆ. ಕೃಷಿ ಕ್ಷೇತ್ರ ಇಂದು ಕೇವಲ ಆಹಾರ ಉತ್ಪಾದನೆಯ ಕ್ಷೇತ್ರವಲ್ಲ, ಉದ್ಯೋಗ, ಆಹಾರ ಭದ್ರತೆ, ಗ್ರಾಮೀಣ ಆರ್ಥಿಕತೆ ಮತ್ತು ರಫ್ತಿನ ಪ್ರಮುಖ ಆಧಾರವಾಗಿವೆ. ಆದರೆ ನಮ್ಮ ಮುಂದೆ ಅನೇಕ ಸವಾಲುಗಳು ಕೂಡ ಇದೆ. ಉತ್ಪಾದನೆ ಹೆಚ್ಚಾಗಿದೆ, ಆದರೆ ರೈತನ ಆದಾಯವೂ ಅದೇ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆಯೇ ಅನ್ನುವ ಪ್ರಶ್ನೆ ಇದೆ. ದೇಶದಲ್ಲಿ ಸರಾಸರಿ ಕೃಷಿ ಹಿಡುವಳಿಯ ಗಾತ್ರ ಕಡಿಮೆ ಆಗ್ತಾ ಇದೆ. 2015-16 ಕೃಷಿ ಗಣತಿಯ ಪ್ರಕಾರ ಸರಾಸರಿ ಆಪರೇಷನಲ್ ಹೋಲ್ಡಿಂಗ್ ಸುಮಾರು 1.08 ಹೆಕ್ಟೇರ್ ಆಗಿತ್ತು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಂತ್ರೋಪಕರಣಗಳ ಬಳಕೆ ದುಬಾರಿ ಆಗ್ತಾ ಇದೆ, ಆದರೆ ಅದು ಅನಿವಾರ್ಯ ಆಗಿದೆ. ಕೃಷಿ ಕಾರ್ಮಿಕರ ಕೊರತೆ ಮತ್ತು ಕಾರ್ಮಿಕ ವೆಚ್ಚ ಹೆಚ್ಚಳ ಕೃಷಿಗೆ ಸವಾಲಾಗಿದೆ. ನೀರಿನ ಲಭ್ಯತೆ ಮತ್ತು ನೀರಿನ ಸಮರ್ಪಕ ಬಳಕೆ ದೊಡ್ಡ ಪ್ರಶ್ನೆಯಾಗಿದೆ. ಹವಾಮಾನ ಬದಲಾವಣೆ, ಅನಿಯಮಿತ ಮಳೆ, ಅತಿವೃಷ್ಟಿ ಮತ್ತು ಬರ ಕೃಷಿಯ ಅಪಾಯವನ್ನು ಹೆಚ್ಚಿಸ್ತಾ ಇದೆ. ಬೀಜ, ಗೊಬ್ಬರ, ಕೀಟನಾಶಕ, ಕಾರ್ಮಿಕರು, ವಿದ್ಯುತ್, ಇಂಧನ ಮುಂತಾದ ಇನ್ಪುಟ್ ಕಾಸ್ಟ್ಗಳು ರೈತನ ಲಾಭದ ಮೇಲೆ ಪರಿಣಾಮ ಬೀರ್ತಾ ಇದೆ. ಉತ್ಪಾದನೆ ಮಾಡಿದ ನಂತರ ಸರಿಯಾದ ಬೆಲೆ, ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಸಂಪರ್ಕವು ಬಹಳ ಮುಖ್ಯ ಆಗಿದೆ. ಎಕಾನಮಿ ಸರ್ವೆಗಳ ಸರ್ವೆ ಕೂಡ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಹೋಲ್ಡಿಂಗ್ಸ್, ಇರಿಗೇಷನ್, ಮೆಕನೈಸೇಷನ್, ಇನ್ವೆಸ್ಟ್ಮೆಂಟ್ ಮತ್ತು ಪ್ರೊಡಕ್ಟಿವಿಟಿ ಮುಂತಾದವುಗಳನ್ನು ಕೃಷಿಯ ಪ್ರಮುಖ ಸವಾಲುಗಳಾಗಿ ಗುರುತಿಸ್ತಾ ಇದೆ. ಇಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಮತ್ತೆ ಪ್ರಸ್ತುತವಾಗ್ತಾ ಇದೆ. ಗ್ರಾಮ ಸ್ವರಾಜ್ಯ ಎಂದರೆ ರೈತ ತನ್ನ ಉತ್ಪನ್ನದ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದುವುದು. ರೈತ ಕೇವಲ ಕಚ್ಚಾ ಉತ್ಪನ್ನ ಮಾರುವವನಾಗಿರಬಾರದು. ಉತ್ಪಾದನೆ, ಸಂಗ್ರಹಣೆ, ಸಂಸ್ಕರಣೆ, ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಮಾರುಕಟ್ಟೆ, ಈ ಮೌಲ್ಯ ಸರಪಳಿಯಲ್ಲಿ ರೈತನ ಪಾಲು ಹೆಚ್ಚಬೇಕು. ಒಂದು ಗ್ರಾಮದಲ್ಲಿ ಉತ್ಪಾದನೆಯಾಗುವ ಉತ್ಪನ್ನಕ್ಕೆ ಅದೇ ಗ್ರಾಮ ಅಥವಾ ಹತ್ತಿರದ ಪ್ರದೇಶದಲ್ಲಿ ವ್ಯಾಲ್ಯೂ ಅಡಿಷನ್ ಆಗಬೇಕು. ಉದಾಹರಣೆಗೆ ಟೊಮೆಟೊ ಸಾಸ್ ತಯಾರಾಗಿ ಕೆಲವು ಸಂದರ್ಭದಲ್ಲಿ ಟೊಮ್ಯಾಟೊ ಬೆಲೆ ಗಗನಕ್ಕೆ ಏರೋದು, ಕೆಲವೊಮ್ಮೆ ರಸ್ತೆಗೆ ಸುರಿದು ರೈತ ತನ್ನ ಹತಾಶೆಯನ್ನು ವ್ಯಕ್ತಪಡಿಸೋದು ಹೀಗಾಗಬಾರ್ದು. ಹಣ್ಣುಗಳು ಜ್ಯೂಸ್ ಪಲ್ಪ್ ಆಗಬೇಕು, ಮೆಣಸು ವ್ಯಾಲ್ಯೂ ಆ್ಯಡೆಡ್ ಸ್ಪೈಸ್ ಪ್ರಾಡಕ್ಟ್ ಆಗಬೇಕು, ಹಾಲು ವ್ಯಾಲ್ಯೂ ಆ್ಯಡೆಡ್ ಡೈರಿ ಪ್ರಾಡಕ್ಟ್ಸ್ ಆಗಬೇಕು, ಅಡಿಕೆ ಗ್ರೇಡಿಂಗ್ ಪ್ರೊಸೆಸಿಂಗ್ ಪ್ಯಾಕೇಜಿಂಗ್ ಇದೆಲ್ಲ ಆಗಬೇಕು. ಇದರಿಂದ ಗ್ರಾಮದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಯುವಕರು ಉದ್ಯೋಗಕ್ಕಾಗಿ ನಗರಕ್ಕೆ ಹೋಗಬೇಕಾದ ಅನಿವಾರ್ಯತೆ ಕಡಿಮೆ ಆಗುತ್ತೆ. ಗ್ರಾಮವೇ ಒಂದು ಸಣ್ಣ ಆರ್ಥಿಕ ಕೇಂದ್ರ ಬಿಂದು ಆಗಬಹುದು. ಇದರ ಜೊತೆಗೆ ಶಾಸ್ತ್ರೀಜಿಯವರ ಜೈ ಕಿಸಾನ್ ಘೋಷಣೆಯ ಮುಂದಿನ ಹಂತ ಕೂಡ ಇಂಪ್ಲಿಮೆಂಟ್ ಆಗಬೇಕಾಗಿದೆ. ಶಾಸ್ತ್ರೀಜಿ ಕಾಲದಲ್ಲಿ ಪ್ರಶ್ನೆ ದೇಶಕ್ಕೆ ಸಾಕಷ್ಟು ಉತ್ಪಾದಿಸಬೇಕು. ಇವತ್ತು ಸಾಕಷ್ಟು ಆಹಾರ ಉತ್ಪಾದಿಸುವುದರ ಜೊತೆಗೆ ರೈತನಿಗೆ ಲಾಭದಾಯಕ ಕೃಷಿ ಮಾಡಬೇಕು. ಅಂದರೆ ಜೈ ಕಿಸಾನ್ ಪ್ರಾಫಿಟಬಲ್ ಕಿಸಾನ್ ಆಗಬೇಕು. ಉತ್ಪಾದಕ ರೈತ ಉದ್ಯಮಿ ರೈತ ಆಗಬೇಕು. ಫಾರ್ಮರ್ ಅಗ್ರಿ ಆಂಟ್ರಪ್ರಿನರ್ ಆಗಬೇಕು. ರೈತನ ಮಗ ಕೃಷಿಯನ್ನು ಬಿಟ್ಟು ನಗರಕ್ಕೆ ಹೋಗುವುದೇ ಅಭಿವೃದ್ಧಿಯ ಮಾದರಿ ಆಗಬಾರ್ದು. ಕೃಷಿಯಲ್ಲಿಯೇ ಗೌರವಯುತ ಮತ್ತು ಲಾಭದಾಯಕ ಭವಿಷ್ಯ ಇದೆ ಅನ್ನುವ ನಂಬಿಕೆ ಯುವಕರಲ್ಲಿ ಮೂಡಬೇಕು. ಗಾಂಧೀಜಿಯವರ ಚಿಂತನೆಯ ಮೂಲತತ್ವ ಮಾನವ ಕೇಂದ್ರಿತ ಅಭಿವೃದ್ಧಿ ಆಗಿದ್ದರೆ, ಶಾಸ್ತ್ರೀಜಿ ಅವರ ಚಿಂತನೆಯ ಮೂಲತತ್ವ ರಾಷ್ಟ್ರದ ಆಹಾರ ಭದ್ರತೆ. ಇವೆರಡನ್ನೂ ಇಂದಿನ ಕಾಲದಲ್ಲಿ ಸಾಧಿಸಲು ತಂತ್ರಜ್ಞಾನ ಒಂದು ಬಹಳ ಮುಖ್ಯ ಸಾಧನ. ಆದರೆ ತಂತ್ರಜ್ಞಾನ ರೈತನನ್ನು ಬದಲಿಸಲು ಅಲ್ಲ, ರೈತನ ಕೆಲಸವನ್ನು ಸುಲಭಗೊಳಿಸಲು ಆಗಬೇಕು. ಸಣ್ಣ ರೈತನಿಗೂ ಕೈಗೆಟಕುವ ಕೃಷಿ ಯಂತ್ರೋಪಕರಣಗಳು, ಪ್ರಿಸಿಷನ್ ಅಗ್ರಿಕಲ್ಚರ್, ಡ್ರೋನ್ ತಂತ್ರಜ್ಞಾನ, AI ಆಧಾರಿತ ಸಲಹೆಗಳು, ಮಣ್ಣಿನ ಪರೀಕ್ಷೆ, ಹವಾಮಾನ ಮಾಹಿತಿ, ನೀರಿನ ನಿರ್ವಹಣೆ, ಆಟೋಮೇಷನ್ಗಳು, ಡಿಜಿಟಲ್ ಮಾರ್ಕೆಟಿಂಗ್ ಇವು ತಲುಪಬೇಕು. ಟೆಕ್ನಾಲಜಿ ಫಾರ್ ಫಾರ್ಮರ್ ಎಂಬ ದೃಷ್ಟಿಕೋನ ಮುಖ್ಯ ಆಗಬೇಕು. ಟೆಕ್ನಾಲಜಿ ಫಾರ್ ಟೆಕ್ನಾಲಜಿ ಅಲ್ಲ. ಇದಾದಾಗ ಮಾತ್ರ ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಚಿಂತನೆಗಳು ಸಾಕಾರ ಆಗಲಿಕ್ಕೆ ಸಾಧ್ಯ. ಇಂದಿನ ಕೃಷಿಯ ದೊಡ್ಡ ಸಮಸ್ಯೆಗಳಲ್ಲಿ ಒಂದು ಲೇಬರ್ ಅವೈಲಬಿಲಿಟಿ. ಸಣ್ಣ ಜಮೀನಿಗೆ ದೊಡ್ಡ ಯಂತ್ರಗಳು ಯಾವಾಗಲೂ ಸೂಕ್ತ ಅಲ್ಲ. ಆದ್ದರಿಂದ ಸ್ಮಾಲ್ ಅಫೋರ್ಡಬಲ್ ಮಲ್ಟಿಪರ್ಪಸ್ ಮೆಕನೈಸೇಷನ್ ಬಹಳ ಅಗತ್ಯ. ಗ್ರಾಮದಲ್ಲಿ ಯಂತ್ರವನ್ನು ಪ್ರತಿಯೊಬ್ಬ ರೈತ ಖರೀದಿಸುವ ಬದಲು ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳ ಬಲವರ್ಧನೆ, ಕೋಆಪರೇಟಿವ್ ಮಾಡೆಲ್, ಗ್ರಾಮ ಮಟ್ಟದ ಮೆಷಿನರಿ ಬ್ಯಾಂಕ್ಸ್ ಮೂಲಕ ಬಳಸ್ಕೊಳ್ಬಹುದು. ಇದು ಗ್ರಾಮ ಸ್ವರಾಜ್ಯದ ಆಧುನಿಕ ರೂಪ ಆಗಬಹುದು.
5: ಒಬ್ಬ ರೈತನ ಬಾರ್ಗೇನಿಂಗ್ ಪವರ್ ಸೀಮಿತ ಆಗಿರಬಹುದು. 1,000 ರೈತರು ಒಟ್ಟಾಗಿ ಖರೀದಿಸಿದರೆ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಒಟ್ಟಾಗಿ ಮಾರಾಟ ಮಾಡಿದರೆ ಮಾರ್ಕೆಟ್ ಮೇಲೆ ಒಂದು ಹಿಡಿತ ಹೆಚ್ಚಾಗುತ್ತೆ. FPOಗಳು, ಸಹಕಾರ ಸಂಘಗಳು ಮತ್ತು ರೈತ ಸಂಘಟನೆಗಳು ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಬಹುದು. ಗಾಂಧೀಜಿಯವರ ಸಹಕಾರ, ಸಮುದಾಯದ ಪಾಲ್ಗೊಳ್ಳುವಿಕೆ ಮತ್ತು ಸ್ವಾವಲಂಬನೆ ಎಂಬ ಚಿಂತನೆ ಇಲ್ಲಿ ಪ್ರಸ್ತುತ ಆಗುತ್ತೆ. ಗ್ರಾಮದಲ್ಲಿ ನನ್ನ ಹೊಲ ಅನ್ನುವುದರ ಜೊತೆಗೆ ನಮ್ಮ ಗ್ರಾಮದ ಕೃಷಿ ಎಂಬ ಚಿಂತನೆಯು ಬರಬೇಕು. ಇಂದಿನ ಯುವಕರ ಕೃಷಿಯಲ್ಲಿ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಆಗಿದೆ. ನಮ್ಮ ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ಚಿಂತನೆಗಳು ಸಾಕಾರ ಆಗಬೇಕು ಅಂದರೆ ಇಂದಿನ ಯುವಕರು ಕೃಷಿಯಿಂದ ದೂರ ಆಗ್ತಾ ಇರೋದು
4: ದೊಡ್ಡ ಸವಾಲಾಗಿದೆ. ಆದರೆ ಮತ್ತೊಂದು ಕಡೆ ಕೃಷಿಯಲ್ಲಿ ಹೊಸ ಅವಕಾಶಗಳು ಬರ್ತಾ ಇದೆ. ಅಗ್ರಿಟೆಕ್, ಫುಡ್ ಪ್ರೊಸೆಸಿಂಗ್,

0: ಟೂರಿಸಂ, ಡೈರೆಕ್ಟ್ ಟು ಕನ್ಸ್ಯೂಮರ್ ಬ್ರ್ಯಾಂಡ್ಗಳು, ಲಾಜಿಸ್ಟಿಕ್ಸ್, ಫಾರ್ಮ್ ಮೆಷಿನರಿ, ಪ್ರಿಸಿಷನ್ ಫಾರ್ಮಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ಯುವಕರಿಗೆ ಅವಕಾಶ ಇದೆ. ಕೃಷಿ ಎಂದರೆ ಕೇವಲ ನೇಗಿಲು ಹಿಡಿದು ಹೊಲಕ್ಕೆ ಹೋಗೋದಲ್ಲ. ಕೃಷಿ ಎಂದರೆ ಟೆಕ್ನಾಲಜಿ, ಕೃಷಿ ಎಂದರೆ ಮ್ಯಾನೇಜ್ಮೆಂಟ್, ಕೃಷಿ ಎಂದರೆ ಮಾರ್ಕೆಟಿಂಗ್, ಕೃಷಿ ಎಂದರೆ ಫಿನಾನ್ಸ್, ಕೃಷಿ ಎಂದರೆ ಆಂಟರ್ಪ್ರಿನರ್ಶಿಪ್, ಕೃಷಿ ಎಂದರೆ ಇನ್ನೋವೇಷನ್, ಕೃಷಿ ಎಂದರೆ ಪ್ರಾಸೆಸಿಂಗ್. ಕೃಷಿಯನ್ನು ವೃತ್ತಿಯಿಂದ ಉದ್ಯಮವಾಗಿ ನೋಡುವ ಮನೋಭಾವ ಬೆಳಿಬೇಕಾಗಿದೆ.
1: ಇದರ ಜೊತೆಗೆ ಇವತ್ತಿನ ಕಸ್ತೂರಿ ರಂಗನ್ ವರದಿಯ ಪರಿಣಾಮಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಸರಳತೆ ಮತ್ತು ಮಿತವಾದ ಬಳಕೆಯ ಚಿಂತನೆ ಇಂದಿನ ಪರಿಸರ ಸಮಸ್ಯೆಗಳ ಸಂದರ್ಭದಲ್ಲಿ ಇನ್ನಷ್ಟು ಪ್ರಸ್ತುತ ಆಗಿದೆ. ಮಣ್ಣು ಕೇವಲ ಉತ್ಪಾದನಾ ಸಾಧನ ಅಲ್ಲ, ಅದು ಮುಂದಿನ ಪೀಳಿಗೆಗೆ ನಾವು ಉಳಿಸಬೇಕಾದ ಸಂಪತ್ತು. ನೀರನ್ನು ಅತಿಯಾಗಿ ಬಳಸುವ ಕೃಷಿಯಿಂದ ನೀರಿನ ಸಂರಕ್ಷಣೆಯ ಕೃಷಿಯ ಕಡೆಗೆ ಸಾಗಬೇಕಾಗಿದೆ. ಮಣ್ಣಿನ ಆರೋಗ್ಯ, ಜೈವಿಕ ವೈವಿಧ್ಯ, ಸಾವಯವ ಪದಾರ್ಥ, ನೀರಿನ ಸಂರಕ್ಷಣೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಅಗತ್ಯವಾಗಿದೆ. ಇಂದು ಹೆಚ್ಚು ಉತ್ಪಾದಿಸಬೇಕು ಅನ್ನೋದರ ಜೊತೆಗೆ ಮುಂದಿನ 50 ವರ್ಷವೂ ಉತ್ಪಾದಿಸಬೇಕು ಎಂಬ ಚಿಂತನೆ ಬೇಕು.
0: ಕೃಷಿಯ ಯಶಸ್ಸನ್ನು ಕೇವಲ 1 ವರ್ಷದ ಉತ್ಪಾದನೆಯಿಂದ ಅಳೆಯಬಾರದು, ಮಣ್ಣಿನ ಆರೋಗ್ಯ ಮತ್ತು ರೈತನ ಆರ್ಥಿಕ ಆರೋಗ್ಯದಿಂದಲೂ ಅಳೆಯಬೇಕು.
1: ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಅವರ ಚಿಂತನೆಗಳನ್ನು ಒಟ್ಟಿಗೆ ನೋಡಿದರೆ ಗಾಂಧೀಜಿ ನಮಗೆ ಹೇಳಿದ್ದು ಗ್ರಾಮಗಳನ್ನು ಬಲಪಡಿಸಿ, ಶಾಸ್ತ್ರೀಜಿ ನಮಗೆ ಹೇಳಿದ್ದು ರೈತನನ್ನು ಬಲಪಡಿಸಿ. ಗಾಂಧೀಜಿ ಸ್ವಾವಲಂಬನೆ, ಶಾಸ್ತ್ರೀಜಿ ಆಹಾರ ಸ್ವಾವಲಂಬನೆ, ಗಾಂಧೀಜಿ ಗ್ರಾಮೀಣ ಆರ್ಥಿಕತೆ, ಶಾಸ್ತ್ರೀಜಿ ರಾಷ್ಟ್ರದ ಆಹಾರ ಭದ್ರತೆ. ಈ ಎರಡೂ ಚಿಂತನೆಗಳನ್ನು ಇಂದಿನ ಭಾಷೆಯಲ್ಲಿ ಹೇಳೋದಾದರೆ ಸೆಲ್ಫ್ ರಿಲಯಂಟ್ ವಿಲೇಜ್ ಪ್ಲಸ್ ಪ್ರಾಫಿಟಬಲ್ ಫಾರ್ಮರ್ ಈಸ್ ಈಕ್ವಲ್ ಟು ಸ್ಟ್ರಾಂಗ್ ಇಂಡಿಯಾ. ಇಂದಿನ ನಮ್ಮ ಸಂಕಲ್ಪ ಏನಾಗಬೇಕು ಹಾಗಾದರೆ, ಪ್ರತಿಯೊಂದು ಗ್ರಾಮವು ಕೇವಲ ಕೃಷಿ ಉತ್ಪಾದನಾ ಪ್ರದೇಶವಾಗದೆ ಗ್ರಾಮೀಣ ಆರ್ಥಿಕ ಕೇಂದ್ರವಾಗಬೇಕು. ಪ್ರತಿಯೊಬ್ಬ ರೈತನು ಕೇವಲ ಉತ್ಪಾದಕನಲ್ಲ, ಉದ್ಯಮಿಯೂ ಆಗಬೇಕು. ಪ್ರತಿಯೊಬ್ಬ ಯುವಕನು ಕೃಷಿಯನ್ನು ಹಿಂದುಳಿದ ವೃತ್ತಿ ಎಂದು ನೋಡದೆ ಆಧುನಿಕ ವೃತ್ತಿ ಅಂತ ನೋಡಬೇಕು. ಕೃಷಿಯಲ್ಲಿ ತಂತ್ರಜ್ಞಾನ ಬರಬೇಕು, ಆದರೆ ರೈತನ ಕೈಗೆ ಎಟುಕುವಂತಿರಬೇಕು ಆ ತಂತ್ರಜ್ಞಾನ. ಉತ್ಪಾದನೆ ಹೆಚ್ಚಾಗಬೇಕು, ಜೊತೆಗೆ ರೈತನ ಲಾಭವೂ ಹೆಚ್ಚಬೇಕು. ನೀರು ಉಳಿಯಬೇಕು, ಮಣ್ಣು ಉಳಿಯಬೇಕು, ಗ್ರಾಮದಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ರೈತನ ಕುಟುಂಬದ ಮುಂದಿನ ಪೀಳಿಗೆ ಕೃಷಿಯನ್ನು ಗೌರವದಿಂದ ಮುಂದುವರಿಸಬೇಕು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯವು ನಮಗೆ ಗ್ರಾಮವನ್ನು ಬಲಪಡಿಸುವ ದಾರಿ ತೋರಿಸುತ್ತದೆ. ಶಾಸ್ತ್ರೀಜಿಯವರ ಜೈ ಜವಾನ್ ಜೈ ಕಿಸಾನ್ ರೈತನನ್ನು ರಾಷ್ಟ್ರ ನಿರ್ಮಾಣದ ಕೇಂದ್ರದಲ್ಲಿ ನಿಲ್ಲಿಸುತ್ತೆ. ಇಂದು ನಮಗೆ ಈ ಎರಡು ಚಿಂತನೆಗಳನ್ನು ಹೊಸ ಕಾಲಕ್ಕೆ ತಕ್ಕಂತೆ ಅರ್ಥೈಸಿಕೊಳ್ಳುವ ಅಗತ್ಯ ಇದೆ. ನಮ್ಮ ಗುರಿ ಕೇವಲ ಹೆಚ್ಚು ಉತ್ಪಾದನೆ ಆಗಿರಬಾರದು, ನಮ್ಮ ಗುರಿ ಉತ್ಪಾದನೆ, ಕಡಿಮೆ ವೆಚ್ಚ, ಉತ್ತಮ ಬೆಲೆ, ಹೆಚ್ಚಿನ ರೈತ ಆದಾಯ, ಸುಸ್ಥಿರ ಕೃಷಿ ಆಗಬೇಕು. ಒಂದು ಕಾಲದಲ್ಲಿ ದೇಶಕ್ಕೆ ಅನ್ನ ನೀಡಲು ರೈತ ಹೋರಾಡಿದ, ಇಂದು ರೈತನಿಗೆ ಗೌರವ, ತಂತ್ರಜ್ಞಾನ, ಮಾರುಕಟ್ಟೆ ಮತ್ತು ಲಾಭದಾಯಕ ಭವಿಷ್ಯ ನೀಡುವುದು ಸಮಾಜದ ಜವಾಬ್ದಾರಿ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಮತ್ತು ಶಾಸ್ತ್ರೀಜಿಯವರ ಜೈ ಕಿಸಾನ್ ಘೋಷಣೆಯನ್ನು ನಾವು 21ನೇ ಶತಮಾನಕ್ಕೆ ತಕ್ಕಂತೆ ಮುಂದುವರಿಸಬೇಕಾಗಿದೆ. ಗ್ರಾಮ ಬಲವಾದರೆ ಕೃಷಿ ಬಲವಾಗುತ್ತೆ, ಕೃಷಿ ಬಲವಾದರೆ ರೈತ ಬಲವಾಗ್ತಾನೆ, ರೈತ ಬಲವಾದರೆ ಭಾರತವೇ ಬಲವಾಗುತ್ತೆ. ಜೈ ಜವಾನ್ ಜೈ ಕಿಸಾನ್, ಜೈ ಗ್ರಾಮ ಜೈ ಕೃಷಿ. ರೈತ ಸಮೃದ್ಧವನಾದಾಗ ಮಾತ್ರ ಭಾರತದ ನಿಜವಾದ ಸಮೃದ್ಧಿ ಸಾಧ್ಯ. ನಮಸ್ಕಾರ.
2: ತಮಗೂ ಕೂಡ ನಮ್ಮ ರೇಡಿಯೋ ಶೋ ಮುಗಿದ ಪರವಾಗಿ ಧನ್ಯವಾದಗಳು ಸರ್. ಸೊ ಇಷ್ಟೊತ್ತು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆನಲ್ಲಿ ಹಲವಾರು ವಿಚಾರಗಳನ್ನ ತಿಳಿಸಿರಿ, ಹಾಗೆ ಕೃಷಿನಲ್ಲಿ ಆಧುನಿಕತೆಯ ಬಗ್ಗೆನೂ ಕೂಡ ಹಲವಾರು ವಿಚಾರಗಳನ್ನ ತಿಳಿಸ್ತಾ ಇದ್ರಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಸರ್. ಹಾಗೇನೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳು ಕೂಡ ಇದ್ದಾರೆ. ಇವರು ಕೂಡ ವೃತ್ತಿಯಲ್ಲಿ ಶಿಕ್ಷಕರು, ಆದರೆ ತಮ್ಮನ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚನ್ನಕೇಶ್ವರ ಏಕೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸರ್, ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನೀವು ಕೂಡ ಕೃಷಿಯನ್ನ ಮಾಡ್ತಾ ಇದ್ದೀರಾ. ಸೊ ಕೃಷಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟಿರುವಂತಹ ಕೊಡುಗೆಗಳು, ಹಾಗೆ ಗಾಂಧೀಜಿ ಅವರ ನಿಲುವಿನ ಕುರಿತಂತೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಬಹುದಾ ಸರ್?
3: ಆತ್ಮೀಯರೇ, ನನ್ನ ಹೆಸರು ಚನ್ನೇಶ್ವರ ಏಕೆ ಅಂತ ಹೇಳಿ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಬೀರಗೊಂಡನಹಳ್ಳಿ ಗ್ರಾಮದವನು. ಗಾಂಧೀಜಿ ಅಕ್ಟೋಬರ್ 2ನೇ ತಾರೀಕು ಹುಟ್ಟಿರ್ತಕ್ಕ ಜನಿಸಿರ್ತಕ್ಕಂಥದ್ದು ಇದೇ ದಿನದಂದು ನಮ್ಮ ದೇಶದ ಸರಳ ಸಜ್ಜನಿಕೆಯ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಸಹಿತ ಜನಿಸಿರ್ತಕ್ಕಂಥದ್ದು. ಈ ಎರಡು ಮಹಾನ್ ಚೇತನಗಳು ಈ ಅಕ್ಟೋಬರ್ 2 ತಾರೀಕಿನಿಂದ ಸಹ ನಾವು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬಿಹಾರದಲ್ಲಿ ಇರ್ತಕ್ಕಂಥ ಒಂದು ಚಂಪಾರಣ್ಯ ಅಂತಕ್ಕಂಥ ಒಂದು ಪ್ರಾಂತ್ಯ, ಅಲ್ಲಿ ಬ್ರಿಟಿಷರು ಬಲವಂತವಾಗಿ ನಮ್ಮ ದೇಶದ ರೈತರಿಗೆ ನೀಲಿ ಅಂದರೆ ಚಹಾ ಉತ್ಪನ್ನವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಪ್ರೇರಣೆಯನ್ನು ಮಾಡ್ತಾರೆ, ಬಲವಂತವನ್ನು ಮಾಡ್ತಾರೆ. ಆದರೆ ಆ ಚಹಾ ಉತ್ಪನ್ನ ಮಾಡ್ತಕ್ಕಂಥ ಒಂದು ಯಾವುದೇ ತರಬೇತಿ ಇಲ್ಲದಿರ್ತಕ್ಕಂಥ ರೈತರು ಅದನ್ನು ನಿರಾಕರಣೆ ಮಾಡ್ತಾರೆ. ಇದರ ರೈತರ ಪರವಾಗಿ ಗಾಂಧೀಜಿಯವರು ಹೋರಾಟವನ್ನು ಮಾಡಿ ತಮಗೆ ಇಷ್ಟವಾಗಿರ್ತಕ್ಕಂಥ ಬೆಳೆಯನ್ನು ಬೆಳೀರಿ, ಜೀವನಾಧಾರವಾಗಿರ್ತಕ್ಕಂಥ ಬೆಳೆಯನ್ನು ಬೆಳೀರಿ ಅಂತಕ್ಕಂಥದ್ದನ್ನು ಹೋರಾಟವನ್ನು ಮಾಡಿ ಅವರಿಗೆ ಸ್ವತಂತ್ರವನ್ನು ಕೊಡಿಸ್ತಾರೆ. ಇದು ಭಾರತ ದೇಶದ ಮೊಟ್ಟ ಮೊದಲ ರೈತ ಚಳವಳಿ ಅಂತಕ್ಕಂಥದ್ದನ್ನು ನಾವು ನೆನ್ಪಾಡ್ಕೊಳ್ಬೇಕಾಗಿರ್ತದೆ. ದೇಶದ ಜನರಿಗೆ ತಾವೇ ಒಂದು ದಿವಸ ಉಪವಾಸ ಮಾಡ್ತಕ್ಕಂಥದ್ದು, ನೀರಾವರಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಗಾಂಧೀಜಿಯವರು ದೇಶದ ರೈತ ಕೃಷಿ ದೇಶದ ಬೆನ್ನೆಲುಬು ಅಂತಂದು ಹೇಳಿದರೆ, ಇವರು ಶಾಸ್ತ್ರೀಜಿಯವರು ಕೃಷಿ ದೇಶದ ಬೆನ್ನೆಲುಬು ಮಾತ್ರವಲ್ಲ ದೇಶದ ಭವಿಷ್ಯವೂ ಸಹಿತ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿ ಈ ದೇಶದಕ್ಕೆ ಕೃಷಿ ಕ್ರಾಂತಿಗೆ ಮಹತ್ವವನ್ನು ನೀಡಿ ಕೃಷಿ ಕ್ರಾಂತಿಗೆ ಆಗಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಶಾಸ್ತ್ರೀಜಿಯವರನ್ನು ನಾವೆಲ್ಲರೂ ಸಹಿತ ಈ ದೇಶದ ರೈತರು ನೆನಪು ಮಾಡ್ಕೊಳ್ತಾ ಅವರ ಬಗ್ಗೆ ಗಾಂಧೀಜಿಯವರ ಬಗ್ಗೆ ಮಾತಾಡಲಿಕ್ಕೆ ಇವತ್ತಿನ ಅವಕಾಶ ಕೊಟ್ಟಿರತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.
2: ಓಕೆ ಸರ್, ತಮಗೂ ಕೂಡ ನಮ್ಮ ರೇಡಿಯೋ ಶೋ ಮುಗಿದ ಪರವಾಗಿ ಧನ್ಯವಾದಗಳು. ಸೊ ಹಲವಾರು ವಿಚಾರಗಳನ್ನ ನಮ್ಮ ಜೊತೆನಲ್ಲಿ ಇವತ್ತು ಮಾತಾಡಿದ್ರಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಅತಿಥಿಗಳು ಕೂಡ ಕೃಷಿಯಲ್ಲಿ ಗಾಂಧೀಜಿ ಅವರ ನಿಲುವು, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೃಷಿಗೆ ಕೊಟ್ಟಂತಹ ಕೊಡುಗೆಗಳು ಇದೆಲ್ಲದರ ಬಗ್ಗೆ ಸ್ಮರಿಸಿಕೊಳ್ತಾ ನಮ್ಮ ಜೊತೆನಲ್ಲಿ ಮಾತಾಡಿದ್ರು. ಸೊ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ರೇಡಿಯೋ ಶೋ ಮುಗಿದ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲಾ ರೈತ ಬಾಂಧವರಿಗೂ ಕೂಡ ನಮ್ಮ ರೇಡಿಯೋ ಶೋ ಮುಗಿದ ಪರವಾಗಿ ಧನ್ಯವಾದಗಳು. ಶಾಸ್ತ್ರೀಜಿ ಅವರ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ಕರೆ ಆಗಿರ್ಬೋದು, ಗಾಂಧೀಜಿಯವರ ಸತ್ಯ ಸ್ವಾವಲಂಬನೆ ಮತ್ತೆ ಗ್ರಾಮ ಸ್ವರಾಜ್ಯದ ಚಿಂತನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಂದಿಗೂ ನಮ್ಮ ರೈತರ ಬದುಕಿನಲ್ಲಿ ಪ್ರಸ್ತುತವಾಗಿದೆ ಅನ್ನೋದು ಗೊತ್ತಾಗಿದೆ. ಹಾಗೆಯೇ ಮುಂದಿನ ದಿನಗಳಲ್ಲೂ ಕೂಡ ನಾವು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡೋಣ, ಮಣ್ಣನ್ನು ಗೌರವಿಸೋಣ, ರೈತನನ್ನ ಗೌರವಿಸೋಣ, ರೈತನ ಬೆವರಿನ ಬೆಲೆಯನ್ನ ಅರಿತುಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಇದೇ ರೀತಿಯ ವಿಶೇಷ ಕಾರ್ಯಕ್ರಮಗಳೊಂದಿಗೆ ನಾವು ಬರ್ತೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗನಸು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಸಂಖ್ಯೆ 9686609962279 ಈ ಸಂಖ್ಯೆಗೆ ತಿಳಿಸಿ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪಡವಾರಹಳ್ಳಿ ಪಾಂಡವರು ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಬಿತ್ತರಿಸ್ತಾ ಇದ್ದೀವಿ. ಅದುವೇ ಜನ್ಮ ನೀಡಿದ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸ್ವರ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಇದೀಗ ಪ್ರಸಾರವಾಗಲಿದೆ. ದೊಡ್ಡರಂಗೇಗೌಡ ಬರೆದಿರುವಂಥ ಒಂದು ಗೀತೆ ಇದು. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1978 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಅಮೋಘವಾದಂಥ ಗೀತೆ. ಇದು ಅಂಬರೀಷ್, ರಾಮಕೃಷ್ಣ, ಜೈ ಜಗದೀಶ್, ಶ್ರೀಲಲಿತಾ ಹಾಗೂ ಶಾಂತಲಾ ಅವರ ಒಂದು ಅಮೋಘವಾದಂಥ ನಟನೆಯ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ನಮ್ಮ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ ವಚನ ವಿಹಾರ. ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ. ಎಲ್ಲಾದರೂ ಇರು, ಎಂತಾದರೂ ಇರು ಎನ್ನುವಂಥ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಕುವೆಂಪು ಬರೆದಿರುವಂಥ ಒಂದು ಗೀತೆಯನ್ನು ಇದೀಗ ಕೇಳೋಣ. ಸಿ ಅಶ್ವಥ್ ಅವರ ಒಂದು ಅಮೋಘವಾದಂಥ ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜಿ ಅರ್ಪಿತಾ ಮೇಡಮ್ ನಡೆಸಿಕೊಡುವಂಥ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಾವಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇಯ್, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ.

0: ನಾವು ಟೂರ್ ಮಾಡೋಣ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ವೀರ ಕೇಸರಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ವೆಲ್ಲುಸಿರೆ ಸವಿಗಾನ ಎನ್ನುವಂಥ ಒಂದು ಅದ್ಭುತವಾದಂಥ ಗೀತೆಯನ್ನು ಘಂಟಸಾಲ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸೂರಟ್ ಅಶ್ವಥ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ಘಂಟಸಾಲ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಚಿತ್ರ. ಇದು 1963 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತಹ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ ಬರ್ತಾ ಇದೆ ನಿಮಗಾಗಿ, ಕೇಳಿ ಆನಂದಿಸಿ. ಅದುವೇ ಮೆಲ್ ಲುಸಿರಿ ಸವಿಗಾನ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪವಿತ್ರ ಪ್ರೇಮ ಎನ್ನುವಂಥ ಒಂದು ಚಿತ್ರದ ಗೀತೆ. ನಾನು ನಿನಗಾಗಿ ನಲ್ಲ ಎನ್ನುವಂಥ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್ ಹಾಗೂ ಆರತಿ ಅವರ ಒಂದು ಅಮೋಘವಾದಂತಹ ನಟನೆಯ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ, ಅದುವೇ ಬಿಂದಾಸ್ ಮಾರ್ನಿಂಗ್ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅವಳ ಹೆಜ್ಜೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು ಕೇಳೋಣ. ದೇವರ ಆಟ ಬಲ್ಲವರ್ಯಾರು ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಸ್ವರ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ಟ್ರಾವೆಲ್ಸ್ ಅಪ್ ಡೈರಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ಜಿ ಆಗಿರುವಂಥ ರಕ್ಷಿತಾ ಹೊಳ್ಳ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಸುವರ್ಣ ಸೇತುವೆ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ನಿನ್ನ ಕೊಂಕು ನೋಟವ ಎನ್ನುವಂತಹ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿಜಿರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 RJ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ, ಅದುವೇ ಸಾಹಿತ್ಯ ಲೋಕ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಅವಳಿ ಜವಳಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸರಸದ ಈ ಸಮಯ ಪ್ರತಿ ನಿಮಿಷ ಎನ್ನುವಂತ ಒಂದು ಸುಂದರವಾದಂತಹ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ವಿಜಯ ನಾರಸಿಂಹ ಬರೆದಿರುವಂತಹ ಒಂದು ಗೀತೆ. ಶ್ರೋತೃ ಬಾಂಧವರೇ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಆಶಾಲತಾ ಅವರ ಒಂದು ಜೋಡಿಯ ಒಂದು ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಸಂಜೆ 4 ಗಂಟೆಗೆ ಕಾಫಿ ವಿತ್ RJ ಎನ್ನುವಂತಹ ಒಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ನಮ್ಮ RJsಗಳು ಈ ಒಂದು ಕಾರ್ಯಕ್ರಮವನ್ನು ಪ್ರತಿದಿನ ಸಂಜೆ 4 ಗಂಟೆಗೆ ನಡೆಸಿಕೊಡಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಾಮ ಲಕ್ಷ್ಮಣ ಎನ್ನುವಂಥ ಒಂದು ಚಿತ್ರದ ಗೀತೆ, ಮಾತು ಚೆನ್ನ ಮೌನ ಚೆನ್ನ ಎನ್ನುವಂಥ ಒಂದು ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಶ್ರೀ ಉದಯಶಂಕರ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು 1980 ತೆರೆ ಕಂಡಿರುವಂಥ ವರ್ಷ. ಇದು ಅಶೋಕ್ ಮಂಜುಳಾ ಅವರ ಒಂದು ಜೋಡಿಯ ಯುಗಳವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಆರ್ ಜೆ ಮಹಾಲಕ್ಷ್ಮಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ನೀವು ಕೇಳ್ತಾ ಇರುವುದು ಇಂದು ಶುಕ್ರವಾರವಾಗಿದ್ದರಿಂದ ವಿವಿಧ ಗೀತೆಗಳ ಒಂದು ಕಾರ್ಯಕ್ರಮವನ್ನು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಪ್ರತಿ ಶುಕ್ರವಾರ ರಾತ್ರಿ 8:30 ಪ್ರಸಾರವಾಗಲಿದೆ. ಇದೀಗ ಒಂದು ಕಂಸಾಳೆ ಪದದತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಮುಂಗೋಡ ದೊಡೆಯ ಮಹದೇಶ್ವರ ಎನ್ನುವಂತಹ ಒಂದು ಗೀತೆ. ಇದು ಸಾಹಿತ್ಯ ಸಂಗೀತ ಹಾಗೆ ಗಾಯನವನ್ನ ಮಾಡಿದವರು ಪಿ ಮಂಜುನಾಥ, ಹಾಗೆ ಕಂಸಾಳೆ ಮಂಜು ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಅದುವೇ ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ವಿವಿಧ ಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂತ ಒಂದು ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೆ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಕಂಸಾಳೆ ಪದದತ್ತ ಸಾಕ್ತಾ ಇದ್ದೀನಿ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ.

ತೃತೀಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಕೆಲವೊಂದು ಗೀತೆಗಳು ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಶ್ರೋತೃ ಬಾಂಧವರೇ, ಇದೀಗ ಕೇಳೋಣ. ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ ಎನ್ನುವಂಥ ಒಂದು ಜೀವನದ ಒಂದು ಕಹಿ ಸತ್ಯದ ಗೀತೆಯನ್ನ ಇದೀಗ ಕೇಳೋಣ. ಅದುವೇ ಜೀವನದ ಭಾವನಾತ್ಮಕವಾದಂಥ ಆತ್ಮದ ಒಂದು ಸುಂದರವಾದಂಥ ಗೀತೆಯತ್ತ ಸಾಗೋಣ. ಅದುವೇ ವಿವಿಧ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ವಿವಿಧ ಗೀತೆಗಳ ಕಾರ್ಯಕ್ರಮದತ್ತ ಸಾಗೋಣ. ಅದುವೇ ಧರ್ಮ ಮಾಡಿದೆ ಎಂದು ಯಮ ನಿನ್ನ ಬಿಡುವುದಿಲ್ಲ ಎನ್ನುವಂಥ ಒಂದು ಅದ್ಭುತವಾದಂಥ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಒಂದು ಭಾವಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ಮೂಕನಾಗಬೇಕು ಎನ್ನುವಂಥ ಒಂದು ಗೀತೆಯನ್ನು ರವೀಂದ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವವರು ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ

0: ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಬಯಲಾಟವನ್ನು ಕೇಳಲಿದ್ದೀರಿ.

0: ಪತಿದೇವ, ತಾವು ಯೋಗ ನಿದ್ರೆಯಲ್ಲಿ ಏನನ್ನು ವಿಚಾರ ಮಾಡುತ್ತಾ ಕುಳಿತಿರುವಿರಿ ಸ್ವಾಮಿ?
1: ನೋಡು ದೇವಿ, ನಾನೀಗ ಭೂಲೋಕಕ್ಕೆ ಹೋಗಬೇಕಾಗಿದೆ. ಯಾಕೆಂದರೆ ಅಲ್ಲಿ ನನ್ನ ಪರಮ ಭಕ್ತನಾದ ತ್ರಿಪಲೇಶ್ವರದ ಅರಸನು ದಿನಾಲೂ ನನ್ನ ಶಿವಮಯ ಲಿಂಗಕ್ಕೆ ಪೂಜೆಯನ್ನು ಮಾಡುತ್ತಿದ್ದಾನೆ. ಅದು ಅಲ್ಲದೆ ತನಗೆ ಮಕ್ಕಳಿಲ್ಲದ ಕಾರಣ ನನ್ನ ಶಿವಮಯ ಲಿಂಗಕ್ಕೆ ಹಣಿಯನ್ನು ಅಪ್ಪಳಿಸಿ ಪ್ರಾಣವನ್ನು ಕೊಡಲು ಸಿದ್ಧನಾಗಿದ್ದಾನೆ. ಅದಕ್ಕಾಗಿ ನಾನು ಭೂಲೋಕಕ್ಕೆ ಹೋಗಿ ಬರುತ್ತೇನೆ ದೇವಿ.
0: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
1: ಭೃಂಗನರ್ತಿಕೇರೆ, ನೀವಾದರೂ ನಿಮ್ಮ ಸ್ಥಾನಗಳಿಗೆ ಹೋಗುವಂತರಾಗಿರಿ.
0: ಆಗಲಿ ಸ್ವಾಮಿ.
1: ನಾರದರೆ,
2: ಮತ್ತೇನು ಪ್ರಭು?
1: ತಾವಾದರೂ ಈ ತ್ರಿಲೋಕವನ್ನು ಸಂಚಾರ ಮಾಡುತ್ತಾ ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗುವಂತರಾಗಿರಿ.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ತ್ರಿಲೋಕ ಸಂಚಾರ ಮಾಡುತ್ತಾ ನಾನಾದರೂ ಹೋಗಿ ಬರುವೆ ಪ್ರಭು. ನಾರಾಯಣ ನಾರಾಯಣ.

0: ನಿನ್ನ ದೈವದಲ್ಲಿ ಮಕ್ಕಳ ಭಾಗ್ಯವಿಲ್ಲ. ಚಿಂತೆಯನ್ನು ಬಿಟ್ಟು ಶಾಂತನಾಗು, ಶಾಂತನಾಗು, ಶಾಂತನಾಗು.
1: ಹೇಳು, ನನ್ನ ದೈವದಲ್ಲಿ

0: ಮಹಾನುಭಾವನಾದ ರಾಜನೇ, ಮೆಚ್ಚಿದನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತನಾಗು.
1: ನನಗೊಂದು ಪುತ್ರ ದಯಪಾಲಿಸಲಪ್ಪ.
0: ಅದನ್ನಾದರೂ ಅನುಗ್ರಹಿಸಿದ್ದೇನೆ ರಾಜನೇ, ತೆಗೆದುಕೊಯ್ಯೇ ಇದು ಫಲಗಳನ್ನು.
1: ಅಯ್ಯೋ ಶಿವಶಿವ ಶಂಕರ ಪರಮೇಶ್ವರ,
0: ಗಾಬರಿಯಾಗಬೇಡ ರಾಜನೇ, ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ. ಅದು ಅಲ್ಲದೆ ಆ ಐದು ಗುರುಳುಗಳನ್ನು ಒಯ್ದು ಬಂಗಾರದ ತೊಟ್ಟಿಲಲ್ಲಿಟ್ಟು ಕೈ ತೊಳೆದುಕೋ. ಆಗ ಆ ಐದು ಗುರುಳುಗಳನ್ನು ಒಂದೊಂದಾಗಿ ಒಡೆಯುವಂತನಾಗು. ಅವೇ ಐದು ಗುರುಳುಗಳು ನಿನಗೆ ಸಂತಾನದ ಫಲಗಳಾಗಿ ಉದ್ಭವಿಸುತ್ತವೆ ರಾಜನೇ.
1: ಆಗಲಿ ದೇವ ಆಗಲಿ.
0: ತಥಾಸ್ತು.
1: ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ಗಂಡು ಮಗವನ್ನು ಕೊಡು ಅಂದು ನಾಡು ಬೇಡಿದರೆ ನನಗೂ ಐದು ಹೆಣ್ಣು ಮಕ್ಕಳನ್ನು ಕೊಟ್ಟಿ ಏನಪ್ಪ ಕೊಟ್ಟಿ. ನನ್ನ ದೈವದಲ್ಲಿ ಗಂಡು ಮಕ್ಕಳವಿಲ್ಲ, ಒಂದಾಗ ಐದು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡಾದರೂ ಏನು ಮಾಡಲಿ ಸ್ವಾಮಿ? ಹೆಣ್ಣು ಹುಟ್ಟಿದರೆ ಜಗತ್ತಿಗೆ ಒಂದು ಹುಣ್ಣು ಹುಟ್ಟಿದಂತೆ. ಸರಿ,

0: ಅಕ್ಕ, ಆ ಪಾತಾಳ ಲೋಕದಿಂದ ಈ ಭೂಲೋಕಕ್ಕೆ ಬಂದಂತವಾಯ್ತು. ಇನ್ನು ಮುಂದೆ ನಾವು ಎಲ್ಲಿರುವುದಕ್ಕ?
1: ನೋಡು ತಂಗಿ, ಈ ವಿಶ್ವದಲ್ಲಿ ಎಲ್ಲಿ ಆನಂದ ಕಾಣಿಸುತ್ತವೆ ಅಲ್ಲೇ ಇದ್ದ ಬಿಡುನ.
0: ಅಕ್ಕ, ಈ ಪಾತಾಳ ಲೋಕದಲ್ಲಿ ನಾಗಶೇಷನು ನಮ್ಮಿಂದ ಒಂದು ಮಹತ್ಕರವಾದ ಕಾರ್ಯವನ್ನು ಆಗಬೇಕಾಯ್ದಂತೆ. ನಮ್ಮಿಂದ ಏನು ಅಂತ ಮಹಾಕಾರ್ಯವಾಗಬೇಕಾಗಿದೆ?
1: ಹೌದೇ ತಂಗಿ, ನಾವು 5 ಮಂದಿಯಲ್ಲಿ ಅವು 3 ಅಲ್ಲೇ ಇಟ್ಟುಕೊಂಡ, ನಮ್ಮನಿಬ್ಬರನ್ನು ಭೂಲೋಕಕ್ಕೆ ಕಳಿಸಿದ. ಇದರಲ್ಲಿ ಬೇರೆ ವಿಚಿತ್ರದೇ ಏನೋ ನನಗಂತೂ ತಿಳಿಯಲಾಯ್ತು.
0: ಅಕ್ಕ, ಆ ನಾಗಶಿಷ್ಯನ ಲೀಲೆ ಯಾರಿಗೆ ತಿಳಿಯದಕ್ಕ? ಯಾರಿಗೆ ತಿಳಿಯದು? ಮೇಲಾಗಿ ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಕಾಪಾಡಿದ ಸದ್ಗುರು ಅವನು. ನಮ್ಮನ್ನು ಏತಕ್ಕಾಗಿ ಕರೆಸಿರೋನು? ಯಾರಿಗಾಗಿ ಕರೆಸಿರೋನು? ನನಗೊಂದು ತಿಳಿಯದಕ್ಕ ಒಂದು ತಿಳಿಯದು.
1: ತಂಗಿ, ಅದು ಏನೇ ಇರಲಿ ಬಿಡು, ಒಂದು ಮನೋರಮವಾದ ಸ್ಥಾನವನ್ನು ಹುಡ್ಕೊಂಡು ಬಾರೆ.
0: ಹಾಗಾದ್ರೆ ನಡೆಯಕ್ಕ ಹೋಗೋಣ.
1: ತಂಗಿ, ಅದೇ ನೋಡು, ಗಿಡ ಬಳ್ಳಿಗಳು ಎಷ್ಟು ಸುಂದರವಾಗಿ ಕಾಣಿಸುತ್ತವೆ.
0: ಹೌದ್ ನೋಡಕ್ಕ, ಎಷ್ಟು ಮಧುರವಾಗಿದೆಯಲ್ಲ.
1: ತಂಗಿ, ಒಣಕಂತೂ ಬಂದಂತಾಯ್ತು.
0: ಆಹಾಹಾ, ಎಂತ ರಮೇಣು, ಗಿಡದಿಂದ ಗಿಡಕ್ಕೆ ಹಬ್ಬಿದ ಬಳ್ಳಿ ಎಷ್ಟು ಸುಂದರವಾದ ಹೂಗಳನ್ನು ಬಿಟ್ಟು ಆನಂದದಿಂದ ನಗುತ್ತಾ ಇಲ್ವೇ ಅಕ್ಕ? ಅಕ್ಕ, ಇವು ಯಾವ ಗಿಡ ಮರಗಳು?
1: ತಂಗಿ, ಇವು ಆಲದ ಮರಗಳು ಇವೆ. ಇದು ಹೆಣ್ಣು ಆಲದ ಮರ, ಇದು ಗಂಡು ಆಲದ ಮರ. ನಾವಿರ್ಬೇಕಾದ್ರೆ ಮಹಾಪತಿವರ್ತಿಯರು ಇದೇ ಹೆಣ್ಣು ಆಲದ ಮರದಲ್ಲಿ ಇದ್ದ ಬಿಡುನ.
0: ಅಕ್ಕ, ಅದು ನೋಡು, ಅಲ್ಲಿ ಯಾರೋ ಬರುವಂತೆ ಕಾಣುತ್ತದೆ. ಓಹೋ, ಬಂದೇ ಬಿಟ್ರು.
2: ಓ ತಾಯಿಗಳರ, ತಾವು ಯಾರಮ್ಮ? ಈ ನಿರ್ಜನವಾದ ಕಾಡಿನಲ್ಲಿ ವಾಸಿಸುವ ಕಾರಣೇನಮ್ಮ?
1: ಅಯ್ಯ, ತಾವು ಯಾರು? ತಾವು ಯಾವ ಊರಿನವರು? ತಮ್ಮ ಹೆಸರೇನು?
2: ಅಮ್ಮ ಅಮ್ಮ, ನಾನು ಇದೇ ತಿಪ್ಪಲೇಶ್ವರದ ಅರಸನಮ್ಮ.
0: ಹಾಗಾದ್ರೆ ನೀವು ಇಲ್ಲೇನ ಕಾರಣ ಬಂದಿರಪ್ಪ?
2: ಭೇಟಿಯಾಗಿ ಬಂದಿರುವಮ್ಮ.
1: ಸರಿ, ಹಿಂದೊಮ್ಮೆ ನಿಮಗೆ ಪರಮಾತ್ಮ ಕೊಟ್ಟು 5 ಹೆಣ್ಣು ಮಕ್ಕಳನ್ನು ಇದೇ ತಿಪ್ಪಲೇಶ್ವರದ ಕೆರೆಯಲ್ಲಿ ಒಗೆದವರು ನೀವೇ ಅಲ್ಲಪ್ಪ?
3: ಹೌದು
2: ಹೌದು ತಾಯಿಗಾರೇ, ನಾನೇ. ಅದೇ ಪರಮಾತ್ಮ ನಾನಮ್ಮ. ಇದು ಹೇಗೆ ಗೊತ್ತಮ್ಮ ನಿಮಗೆ?
0: ನೀನು ಒಗೆದ ಖುಷಿಗಳನಪ್ಪ.
2: ಸತ್ಯವೇನಮ್ಮ, ಸತ್ಯವೇನು?
1: ಅದೇ ಸತ್ಯವನ್ನು ಹೇಳಲಾಕೆ ಬಂದಿರುವೇ ಈ ಭೂಲೋಕಕ್ಕೆ.
0: ನೋಡಪ್ಪ, ನೀನು ನಮ್ಮನ್ನ ಕೆರೆಯಲ್ಲಿ ಒಗಿದು ಕೂಡಲಿ ಆದಿಶೇಷನು ಬಂದು ನಮ್ಮನ್ನು ಪಾತಾಳಲೋಕಕ್ಕೆ ಕರೆದುಕೊಂಡು ಹೋಗಿ ಸಾಕಿ ಸಲ್ವಿ ಇಷ್ಟು ದೊಡ್ಡವರನ್ನು ಮಾಡಿ 3 ಅಕ್ಕಂದ್ರನು ಅಲ್ಲೇ ಇಟ್ಟುಕೊಂಡ, ನಮಗಿಬ್ಬರಿಗೆ ಭೂಲೋಕಕ್ಕೆ ಹೋಗಿ ಬಂದು ಕಳಿಸಿದನು.
1: ನಮ್ಮಿಂದ ಏನೋ ಒಂದು ಮಹತ್ವದ ಕಾರ್ಯ ಆಗಬೇಕಾಗಿದೆ ಅಂತೆ.
2: ಆಗಲಿ ಮಗಳೇ, ಆದಿಶಿಷ್ಯನು ನಿಮ್ಮನ್ನು ಕಾಪಾಡಲಿ. ನಡ್ರಮ್ಮ, ಅರಮನೆ ಹೋಗೋಣ.
1: ನಾವು ಎಲ್ಲಿ ಬರುವಂತಿಲ್ಲ, ನಿನ್ನಿಂದ ನಮಗೆ ಸ್ವಲ್ಪ ಸಹಾಯ ಮಾಡು ಅಷ್ಟೇ ಸಾಕು.
2: ನೋಡು ಮಗಳೇ, ನನ್ನಿಂದ ಏನು ಸಹಾಯ ಮಾಡಬೇಕಾಗಿದೆ ಬೇಗ ಹೇಳು ಮಗಳೇ.
1: ನೋಡಪ್ಪ, ಈ ಕಾಡಾರಣ್ಯದಲ್ಲಿ ನಾವು ಇರಬೇಕಾಗುತ್ತದೆ. ಈ ಹೆಣ್ಣು ಆಲದ ಗಿಡದ ಮೇಲೆ ಅಂತರ ಗಮನವನ್ನು ಕಟ್ಟಿಸಿಕೊಡಪ್ಪ, ಅಷ್ಟೇ ಸಾಕು.
2: ಆಗಲಿ ಮಗಳೇ, ಈಗಿಂದೀಗಲೇ ಅರಮನೆಗೆ ಹೋಗಿ ಎಲ್ಲ ಸಾಹಿತ್ಯವನ್ನು ತಂದು ಅಂತರ ಗಮನವನ್ನು ಕಟ್ಟಿಸಿಕೊಡ್ತೇನೆ.
1: ಅಷ್ಟು ಮಾಡಿಬಿಡಪ್ಪ, ಸಾಕು.
2: ಹೋಗಿ ಬರ್ತೇನೆ ಮಗಳೇ.
0: ಹಾಗಾದ್ರೆ ಹೋಗಿ ಬೇಗನೆ ಬಂದು ಬಿಡುವಪ್ಪ.
2: ಆಗಲಿ ಮಗಳೇ, ಬೇಗನೆ ಹೋಗಿ ಬೇಗನೆ ಬರ್ತೇನೆ.
4: ನಾರದರೆ, ನಾವು ಇನ್ನು ಮೇಲೆ ಎಲ್ಲಿಗೆ ಹೋಗೋಣ? ಭಕ್ತ ಜನಾಂಗವನ್ನು ಪರೀಕ್ಷೆ ಮಾಡುತ್ತಾ ಹೋಗೋಣ ನಡೇನ್.
5: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
0: ಅಕ್ಕ, ನಮ್ಮಂತ ಪತಿವರ್ತರು ಯಾರು ಇರುವುದಿಲ್ಲ ಈ ಜಗದಲ್ಲಿ.
1: ಹೌದೇ ತಂಗಿ, ಎಲ್ಲರಕ್ಕಿಂತಲೂ ನಾವೇ ದೊಡ್ಡವರು, ನಾವೇ ಮಹಾಪತಿವರ್ತಿಯರು. ನಮ್ಮನ್ನು ಬಿಟ್ಟರೆ ಯಾರಿರುವರು ಈ ಭೂಲೋಕದಲ್ಲಿ? ನಾವೇ ಹೆಚ್ಚಿರುವರು.
5: ನಾರಾಯಣ ನಾರಾಯಣ. ಓ ಗುರುದೇವ,
4: ಮತ್ತೇನು ನಾರದ?
5: ಏಕೋ ನಿಮ್ಮೊಡನೆ ಬರಲು ನನ್ನ ಮನಸ್ಸು ಒಪ್ಪದು. ನಾರಾಯಣ ನಾರಾಯಣ.
4: ಯಾಕೋ ನಾರದ, ಹೀಗೇಕೆ ಮಾತನಾಡುತ್ತಿರುವಿ? ನೋಡು, ನಾನಾದರೂ ಸಂಚಾರ ಮಾಡುತ್ತಾ ಹೋಗುವಂತನಾಗುತ್ತೇನೆ. ನೀನು ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಆಗಲಿ ಪ್ರಭು.
4: ಆಗಲಿ ಎಂದು ಈ ಭೂಲೋಕದ ಸವಿ ಸುಖವನ್ನು ಉಣ್ಣುತ್ತಾ ಕೂಡಬೇಡ. ಬೇಗನೆ ಕೈಲಾಸಕ್ಕೆ ಹೋಗುವಂತನಾಗು.
5: ಹೋಗಿ ಬರ್ತಾ ಇದ್ದೀರಿ ಪ್ರಭು?
4: ನಾನು ಹೋಗಿ ಬರುತ್ತೇನೆ ನಾರದ.
5: ಹೋಗಿ ಬನ್ನಿ ಪ್ರಭು. ನಾರಾಯಣ ನಾರಾಯಣ. ಹೋಗಿ ಗುರುದೇವ, ಹೋಗಿ. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ನಡೆಯಲಾರವು. ಏಕೆಂದರೆ ತ್ರಿಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು. ನಿಮ್ಮ ಸಂಗಡ ಬಂದರೆ ನನ್ನ ಕೆಲಸ ಮಾಡುವರು ಯಾರು? ನಾರಾಯಣ ನಾರಾಯಣ.
0: ಅಕ್ಕ, ಇಲ್ಲಿ ಹೆಣ್ಣು ಅಂದರೆ ನಾವೇ, ಗಂಡು ಎಂದರೆ ನಾವೇ ನೋಡಕ್ಕ.
1: ಹೌದೇ ತಂಗಿ, ಅಲ್ಲ ಒಂದವರು ಯಾರು? ನಾವಿದ್ದ ಸ್ಥಾನದಲ್ಲಿ ಒಂದು ಗಂಡು ಜಾತಿಯ ಹಕ್ಕಿ ಗುಬ್ಬಿ ಕಾಗಿ ಯಾವ್ಯಾವುದು ಸುಳಿಯಲಾರದು.
0: ಅಕ್ಕ, ಗಂಡು ಜಾತಿ ಪ್ರಾಣಿಗಳು ಬಂದರೆ ಅವು ನಮ್ಮ ಪತಿವರ್ತ ಸಕ್ತಿಂದೆ ಸುಟ್ಟು ಭಸಮಾಗುತ್ತ ನೋಡಕ್ಕ.
5: ನಾರಾಯಣ ನಾರಾಯಣ ನಾರಾಯಣ. ಎಷ್ಟು ಸೊಕ್ಕೆ ನಿಮ್ಮಲ್ಲಿ! ಇಂಥ ಸೊಕ್ಕಿನವರು ನನ್ನ ಕೈಯಿಂದ ಯಾರೂ ಪಾರಾಗಿಲ್ಲ. ನಿಮನಂತೂ ಬಿಡುವುದೇ ಇಲ್ಲ. ಈಗಲೇ ಕೈಲಾಸಕ್ಕೆ ಹೋಗಿ ಆ ನನ್ನ ತಾಯಿಯಾದ ಪಾರ್ವತಿ ದೇವಿ ತಲೆಯನ್ನು ಕೆಡಿಸಿ. ಅವಾಗ ನೋಡು ನಿಮ್ಮ ಪತಿವ್ರತ ಎಲ್ಲಿ ಇರುವುದೋ ಮತ್ತು ಯಾವ ಮೂಲೆಯಲ್ಲಿ ಅಡಗಿ ಕುಳಿತಿರುವುದು ಅದನ್ನು ನಾಡು ಬಿಡಲಾರೆ. ನಾರಾಯಣ ನಾರಾಯಣ ಜಗನ್ಮಾತೆಯವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಬಂದ ಸುದ್ದಿ ಏನೇನು?
5: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
0: ಅದಾವ ಸಮಾಚಾರ ಬೇಗನೆ ಹೇಳು ನಾರದ.
5: ಅಮ್ಮ, ಭೂಲೋಕದಲ್ಲಿ ತಿಪಲೇಶ್ವರ ಕೆರೆಯ ದಂಡೆಯ ಮೇಲೆ ಇಬ್ಬರು ಹೆಣ್ಣು ಮಕ್ಕಳಿರುವರು.
0: ಇದ್ದರೆ ಇರಬಹುದು.
5: ಅವರು ಏನು ಅನ್ನುತ್ತಾರೆ ಗೊತ್ತಾ ತಾಯಿ?
0: ಅವರೇನನ್ನುತ್ತಾರೆ ನನಗೇನು ಗೊತ್ತು ನಾರದ.
5: ಅಮ್ಮ, ಪರಮೇಶ್ವರನ ಸತಿ ಪಾರ್ವತಿ ನಮಗಿಂತಲೂ ಕಡಿಮೆ, ನಾವೇ ಮಹಾಪತಿ ವರ್ತಿಯರು, ನಾವು ಮನಸ್ಸು ಮಾಡಿದರೆ ಈ ಆಕಾಶವನ್ನು ಬುಡುಮೇಲೆ ಮಾಡುತ್ತೇವೆ ಅಂತೆ.
0: ಸಾಕು ಮಾಡು ನಾರದ, ಏನಿಲ್ಲ ಮಾತನ್ನು.
5: ಪಾತಾಳ ಲೋಕವನ್ನು ತಿರುವರ್ಣಲ್ಲಿ ಇಟ್ಟುಕೊಳ್ಳುತ್ತೇವೆ ಅಂತೆ, ಕೈಲಾಸ ಲೋಕವನ್ನು ನುಂಗಿ ನೀರು ಕುಡಿದು ಬಿಡ್ತೇವೆ ಅಂತೆ. ಒಂದೇ ಎರಡೇ ನಾರಾಯಣ
0: ನಾರಾಯಣ
5: ನಾರಾಯಣ ನಾರಾಯಣ ನಾರಾಯಣ. ನಾನು ಹೋಗಿ ಬರ್ತಾ ಇದ್ದೀನಮ್ಮ, ನನಗೆ ಆಶೀರ್ವಾದ ಮಾಡಿ.
0: ಮಂಗಲವಾಗಲಿ ನಾರದ.
5: ನಾರಾಯಣ ನಾರಾಯಣ.
0: ಪಾಪಾತ್ಮರೇ, ಇಷ್ಟು ಸುಖ ನಿಮಗೆ? ನಾನು ಪಾರ್ವತಿ, ಚಂಡಿ, ಚಾಮುಂಡಿ, ಮೈಸೂರನ ಮಾರ್ತೀನಿ ನಾನು. ನನ್ನಂತವಳಿದೆ ಇಂತ ಅಣಕದ ಮಾತು? ಛೇ ಬೇಡ, ನನ್ನಿಂದ ಬೇಡ. ನನ್ನ ಪತಿಯಾದ ಪರಮೇಶ್ವರನಿಂದ, ನನ್ನ ಪತಿಯಾದ ಪರಮೇಶ್ವರನಿಂದ ಅವರ ಪತಿವ್ರತೆಯನ್ನು ಕೆಡಿಸದಿದ್ದರೆ ನನ್ನ ಹೆಸರು ಪರಮಾತ್ಮನ ಸತಿ ಪಾರ್ವತಿನೇ ಅಲ್ಲ.

0: ದೇವಿ, ಹೀಗೇಕೆ ಮೌನವಾಗಿ ಕುಳಿತಿರುವೆ?
1: ನೀವು ಕೇಳಬೇಡಿ, ನಾನು ಹೇಳುವುದಿಲ್ಲ.
0: ಏನು, ನನ್ನ ಕೂಡ ಮಾತನಾಡುವುದಿಲ್ಲವೇ? ದೇವಿ ಹೇಳು, ಈ 36 ಕೋಟಿ ದೇವಾನು ದೇವತೆಗಳಲ್ಲಿ ಯಾರು ಏನಾದರೂ ಅಂದಿದ್ದರೆ ಹೇಳು, ಅವರ ತಲೆಯನ್ನು ಸಹಸ್ರ ಹೋಳು ಮಾಡಿ ಬರುತ್ತೇನೆ. ದೇವಿ
1: ಪತಿದೇವ, ಹಾಗಾದರೆ ತಾವು ನಾನು ಹೇಳಿದ್ದನ್ನು ಮಾಡುವಿರಾ ಸ್ವಾಮಿ?
0: ಅವಶ್ಯವಾಗಿ ಮಾಡುವೆ ದೇವಿ.
1: ಹಾಗಾದ್ರೆ ವಚನ ಕೊಡು ಪತಿದೇವ.
0: ದೇವಿ, ನನ್ನಿಂದ ವಚನ? ಆಗಲಿ, ತೆಗೆದುಕೋ ವಚನವನ್ನು.
1: ಪತಿದೇವ, ತಿಪಲೆ ಸೂಳಕಿರೆ ದಂಡೆಯ ಮೇಲೆ ಅತಿವೃತ ಪತಿವೃತ ಅಂತಕ್ಕಂತ ಇಬ್ಬರು ಹೆಣ್ಣು ಮಕ್ಕಳು ಇರುವರು. ಅವರು ಏನು ಅನ್ನುತ್ತಾರೆ ಗೊತ್ತಾ?
0: ಏನನ್ನುತ್ತಾರೆ ದೇವಿ?
1: ಪರಮಾತ್ಮನ ಸತಿ ಪಾರ್ವತಿ ನಮಕ್ಕಿಂತಲೂ ಕಡಿಮೆ, ನಾವೇ ಹೆಚ್ಚಿನವರೆಂದು ನನಗೆ ಇಲ್ಲದ ಸಲ್ಲದ ಅಪಮಾನದ ಮಾತುಗಳನ್ನು ಆಡಿದ್ದಾರೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ಮತ್ತು ಪರಮಾತ್ಮರು ಭಾ ಅಂದಾಗ ಬರಬೇಕಂತೆ, ಹೋಗುವಂದಾಗ ಹೋಗಬೇಕಂತೆ ಸ್ವಾಮಿ. ನಾನು ಇದನ್ನು ಸಹಿಸಲಾರೆ. ನೀವು ಈಗಾಗಲೇ ಆ ತಿಪಲೇಸೂರ ಕೆರೆಯ ದಂಡೆಗೆ ಹೋಗಿ ಅವರ ಪತಿವ್ರತೆಯನ್ನು ಕೆಡಿಸಿ ಬರಬೇಕು ಸ್ವಾಮಿ. ಇಷ್ಟೇ ನನ್ನ
0: ಪಾರ್ವತಿ. ಎಂತ ಅನಾಹುತದ ಕೆಲಸಕ್ಕೆ ಕೈ ಹಾಕಿರುವಿ? ಪತಿವ್ರತೆಯರೆಂದರೆ ಸಾಮಾನ್ಯರೆಂದು ತಿಳಿದಿರುವೆಯ? ಅವರನ್ನು ರಕ್ಷಿಸುವವರು ನಾವು. ಜಗದೋದ್ಧಾರಕರಾದ ನಾವೇ ಈ ತರಹ ಮಾಡಹತ್ತಿದ ಮೇಲೆ ಇನ್ನುಳಿದವರ ಪಾಡೇನು ದೇವಿ? ಇದನ್ನೊಂದನ್ನು ಬಿಟ್ಟು ಬೇಕಾದನ್ನು ಕೇಳು, ನಾನು ಕೊಡುತ್ತೇನೆ.
1: ಪತಿದೇವ, ಅವರ ಪತಿವ್ರತೆಯನ್ನು ಕೆಡಿಸಿ ಬರುವ ತನಕ ನನ್ನ ಮನಸ್ಸಿಗೆ ಶಾಂತಿ ಕೂಡ ಇರುವುದಿಲ್ಲ ಸ್ವಾಮಿ.
0: ಹಾಗೆಣ್ಣಬೇಡ ದೇವಿ, ಹಾಗೆಣ್ಣಬೇಡ. ಹಿಂದಕ್ಕೆ ನಾನು ಮಹಾಸತಿ ಅನುಸಯನ ಮನೆಯಲ್ಲಿ ಬ್ರಹ್ಮ ವಿಷ್ಣುವಿನ ಜೊತೆ ನಾನು ಸಹ ಕೂಸಾಗಿ ಕುಳಿತಿದ್ದೆ. ಆಗ ನನ್ನನ್ನು ಗುರುತು ಹಿಡಿಯಲು ಆಗಲಿಲ್ಲ ನಿನಗೆ. ಆಗ ಎಲ್ಲಿ ಹೋಗಿತ್ತು ನಿನ್ನ ಪತಿವ್ರತೆ?
1: ಪತಿದೇವ, ಹಾಗಾದರೆ ತಾವು ಕೊಟ್ಟ ವಚನ ಸುಳ್ಳೆಂದು ಬಿಡ್ರಿ ಸ್ವಾಮಿ.
0: ವಚನ ಕೊಟ್ಟು ತಪ್ಪು ಮಾಡಿದೆ ದೇವಿ, ವಚನ ಕೊಟ್ಟು ತಪ್ಪು ಮಾಡಿದೆ. ಆಗಲಿ, ನಿನಗೆ ವಚನ ಕೊಟ್ಟ ಪ್ರಕಾರ ಭೂಲೋಕದಲ್ಲಿರುವ ತಿಪಲೇಶ್ವರದ ಕೆರೆ ದಂಡೆಯ ಮೇಲೆ ಹೋಗಿ ಅಲ್ಲಿ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರುತ್ತೇನೆ. ಆದರೆ ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆ ನಿನಗೊಂದು ಮಾತು ಹೇಳುತ್ತೇನೆ.

0: ಪ್ರಕಾರ ನಾನೀಗ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲಂತೂ ಬಂದಂತಾಯಿತು. ಅದು ಅಲ್ಲದೆ ಅತಿವ್ರತೆ ಪತಿವ್ರತೆಯರೆಂಬ ಹೆಂಗಳೆಯರೂ ಇಲ್ಲೇ ಇರುವರು. ನಾನೀಗ ಇದು ಗಂಡು ಆಲದ ಮರ, ಇದು ಹೆಣ್ಣು ಆಲದ ಮರ. ನಾನೀಗ ಈ ಗಂಡು ಆಲದ ಮರದಲ್ಲಿ ಅಡಕವಾಗಿ ಕೂಡಿರಬೇಕು, ಮೇಘರಾಜನನ್ನು ಕರೆಯಿಸಬೇಕು. ಆಗವರು ಗುಡುಗು ಸಿಡಿಲು ಕೋಲ್ ಮಿಂಚುಗಳಿಗೆ ಹೆದರುತ್ತಾ ಬಂದು ನಾನಿದ್ದ ಗಂಡು ಆಲದ ಮರಕ್ಕೆ ಹಾಯುತ್ತಾರೆ. ಆಗವರ ಪತಿವ್ರತೆಯು ಹಾನಿಯಾಗುತ್ತದೆ. ಇದೇ ಒಳ್ಳೆಯ ಸಮಯ. ಎಲ್ಲೋ ಮೇಘರಾಜನೇ, ನೋಡು, ನೀನು ಈಗಿಂದೀಗಲೇ ತಿಪ್ಪಲೇಶ್ವರದ ಕೆರೆಯ ದಂಡೆ ಮೇಲೆ ಇಳಿದು ಬರಬೇಕು.
1: ಆಗಲಿ ಪ್ರಭು, ನಾನು ಸರಂಜಾವಳ ಸರಕಿನ ಸಮೇತವಾಗಿ ಬರುತ್ತೇನೆ.
0: ಬೇಗ ಬಾ ಮೇಘರಾಜನೇ.
1: ಬಂದೆ. ಅಮ್ಮ, ಇದೇನು ಮಳೆಯ ಗಾಳಿ ಗುಡುಗು ಸಿಡಿಲಿನ ಆರ್ಭಾಟ?
2: ಬಿಡಮ್ಮ ಬಿಡು, ನೀನು ಯಾವಾಗಲೇ ಬರೇ ಸೌಶನ್ಯ ಕಟ್ಟಿಕೊಳ್ತಿ. ಇರ್ಲಿ ಬಾರಿ, ಬೇಗನೆ ಮನೆಗೆ ಹೋಗೋಣ.
1: ನಡಿ ಅಮ್ಮ. ಹಾಗಾದ್ರೆ
2: ಅಕ್ಕ, ಅದು ನೋಡು, ಒಂದೇ ಗಂಡು ಆಲದ ಮರವಿದೆ. ತಪ್ಪಿ ಮುಟ್ಟಿಗಿಟ್ಟಿ ಎತ್ತರ
1: ಎತ್ತರಿಂದ ಬರುವ. ನಡಿಯಮ್ಮ, ನಾನೇನು ಅಷ್ಟು ಮಲ್ಲೆ ಅಲ್ಲ.
2: ಬಾರಮ್ಮ, ಬಾ ಮೆಲ್ಲ ಮೆಲ್ಲನೆ ಬಾ.
1: ಅಯ್ಯೋ ತಂಗಿ, ಗಾತವಾಯ್ತಮ್ಮ, ಗಾತವಾಯ್ತು.
2: ಅಕ್ಕ ಅಕ್ಕ, ಏನಾಯ್ತೆ ಅಕ್ಕ, ಏನಾಯ್ತೆ?
1: ಏನು ಹೇಳಲಿ ತಂಗಿ, ಏನು ಹೇಳಲಿ? ಬರದಿಂದ ಬೀಸುವ ಗಾಳಿ ಜೋಲಿ ತಾವಲಾರದೆ ಗಂಡು ಆಲದ ಮರವನ್ನು ಮುಟ್ಟಿನಮ್ಮ, ಮುಟ್ಟಿನಿ.
2: ಅಯ್ಯೋ ಅಕ್ಕ, ಎಂತ ತಪ್ಪಣ್ಣು ಮಾಡಿಬಿಟ್ಟೆ ಅಕ್ಕ, ಎಂತ ತಪ್ಪಣ್ಣು ಮಾಡಿಬಿಟ್ಟಿ. ಅಯ್ಯೋ ನಾಗೇಶನಿ, ಈಗ ಹೇಗೆ ಮಾಡುವುದು ನನ್ನಪ್ಪ, ಇನ್ನು ಹೇಗೆ ಮಾಡುವುದು?
1: ಅಯ್ಯೋ ತಂಗಿ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದಿದಂತೆ ಆಗುತ್ತದೆ. ನನ್ನ ಹೃದಯ ತುಂಬೆಲ್ಲ ಸಿಡಿಲು ಬರದಂತೆ. ಅಯ್ಯೋ ತಂಗಿ, ಕಣ್ಣಿಗೆ ಕತ್ತಲ, ಈ ಬೇನೆಯನ್ನು ಹೇಗೆ ಸಹಿಸಿಕೊಳ್ಳಲಮ್ಮ, ಹೇಗೆ ಸಹಿಸಿಕೊಳ್ಳಲಿ?
2: ಸಹಿಸಿಕೊಳ್ಳಕ್ಕ ಸಹಿಸಿಕೊಳ್ಳು. ಎಲ್ಲವ ನಾಗೇಶನ ಲೀಲೆ, ಆತನ ನಾಮಸ್ಮರಣೆಯನ್ನು ಮಾಡೋಣ, ಅವನೇ ನಮ್ಮನ್ನು ಕಾಪಾಡ್ತಾನೆ.

0: ನಾಗೇಶ, ಇದನ್ನೇನು ಮಾಡಿಬಿಟ್ಟಿ ನನ್ನಪ್ಪ, ಇದನ್ನೇನು ಮಾಡಿಬಿಟ್ಟಿ? ಇಂಥ ಸಂಕಟವನ್ನು ಅನುಭವಿಸಲು ನಮ್ಮನ್ನು ಭೂಲೋಕಕ್ಕೆ ಕಳಿಸಿದೇನಪ್ಪ?
1: ತಾಳಮ್ಮ ತಾಳು, ಸಂಕಟ ಬಂದಾಗ ಏಂಕಟರಮಣ ಎಂಬಂತೆ 84 ಲಕ್ಷ ಜೀವರಾಶಿಗಳು ಸೇವೆ ಮಾಡುವ ಪುಣ್ಯವಂತನವನು ಎಂದಾಗ ಬಾರದು ಬಪ್ಪದು, ಬಪ್ಪದು ತಪ್ಪದೆಂಬ ಆರವಣೆ ಅಂತೇವಿ. ನಾವು ಸದಾ ಸುಖಿಗಳಾಗಿರಬೇಕಕ್ಕ, ಸದಾ ಸುಖಿಗಳು ಆಗಿರಬೇಕು.
0: ಅಯ್ಯೋ ತಂಗಿ, ಸಂಕಟ ಸವಾ

0: ಪತಿ ಪಾರ್ವತಿ.
1: ಯಾಕೆ ಪತಿ ದೇವ?
0: ನೋಡು, ನೀನು ಈಗಿಂದೀಗಲೇ ಆ ಬ್ರಹ್ಮನನ್ನು ಮಾಯ ಕೋಸವನ್ನಾಗಿ ಮಾಡಿ ತೆಗೆದುಕೊಂಡು ಬರುವಂತಳಾಗು ದೇವಿ.
1: ಆಗಲಿ ಪತಿದೇವ. ಪತಿದೇವ, ತಮ್ಮ ಅಪ್ಪಣೆಯ ಮೇರೆಗೆ ನಾನು ಬ್ರಹ್ಮನನ್ನು ಮಾಯಕೂಸನ್ನಾಗಿ ಮಾಡಿಕೊಂಡು ಬಂದಿರ್ತೇನೆ. ತೆಗೆದುಕೊಳ್ಳು ಪತಿದೇವ.
0: ಕೊಡುವಂತಳಾಗ ದೇವಿ. ದೇವಿ, ನೀನಿನ್ನು ನಿನ್ನ ಸ್ಥಾನಕ್ಕೆ ಹೋಗಿ ಬರುವಂತಳಾಗು.
1: ಆಗಲಿ ಪತಿದೇವ, ನಾನಾದರೂ ನನ್ನ ಸ್ಥಾನಕ್ಕೆ ಹೋಗಿ ಬರುತ್ತೇನೆ.
0: ಬಾರಪ್ಪ ಬಾ. ನೀನು ಮೊದಲಿಗೆ ವಿಷ್ಣುವಿನ ನಾಭಿ ಕಮಲದಿಂದ ಜನಿಸಿದ ಬ್ರಹ್ಮನು ನೀನು. ಈಗ ಈ ಭೂಲೋಕದಲ್ಲಿ ಅತಿವ್ರತೆ ಪತಿವ್ರತೆಯರ ಹೊಟ್ಟೆಯಿಂದ ಬ್ರಹ್ಮಣ್ಣನಾಗಿ ಅವತಾರ ಧಾರಣೆಯನ್ನು ಮಾಡು. ಮುಂದೆ ನಿನ್ನ ಹೊಟ್ಟೆಯಿಂದ ಸಿದ್ಧವೀರೇಶನಾಗಿ ಬಂದು ಆ ಕೋಣೇಶ್ವರನ ಸಂಹಾರ ಮಾಡುತ್ತೇನೆ. ಹೋಗಿ ಬರಪ್ಪ. ಹರವೋ.

0: ತಥಾಸ್ತು.
1: ಅಕ್ಕ ಅಕ್ಕ, ಇಂಥ ಕಾಡ ಕಾಂತರದಲ್ಲಿ ನನ್ನನ್ನು ಒಬ್ಬಳನ್ನು ಮಾಡಿಬಿಟ್ಟನಕ್ಕ, ಒಬ್ಬಳನ್ನು ಮಾಡಿಬಿಟ್ಟನು. ಅಕ್ಕ ಅಕ್ಕ, ಇದು ನೋಡಿ ಅಕ್ಕ, ಇದು ನೋಡಿ, ಗಂಡು ಮಗನನ್ನು ಹಡದಲ್ಲವೇ, ಎಂತ ಪುಣ್ಯವಂತಿ.
2: ಏನು ಗಂಡು ಮಗು?
1: ಹೌದಕ್ಕ, ಗಂಡು ಮಗು ಚಂದ್ರನಂತೆ ಹೊಳೆಯುತ್ತಾನೆ.
2: ಏನಿದ್ದರೆ ಏನು ಮಾಡುವುದಮ್ಮ, ಏನಿದ್ದರೆ ಏನು ಮಾಡುವುದು? ಅದು ನಮ್ಮ ಮುಡನೆ ಇದ್ದರೆ ನಮಗೆ ಕುಂದು ಬರ್ತದೆ ಅಮ್ಮ, ಕುಂದು ಬರ್ತದೆ.
1: ಕಂದ ಕಂದ, ನೀನು ಅವತಾರ ಪುರುಷನಪ್ಪ, ಅವತಾರ ಪುರುಷನು. ಹ ಅಕ್ಕ ಅಕ್ಕ, ಅದು ನೋಡಿ ಅಕ್ಕ, ಅದು ನೋಡಿ, ತಂದೆ ಅವರು ಬಂದೇ ಬಿಟ್ರು ನೋಡಕ್ಕ, ತಂದೆ ಅವರು ಬಂದೇ ಬಿಟ್ರು.
3: ಏನ್ರಮ್ಮ ಈ ಕೂಸನ್ನು ಎಲ್ಲಿಂದ ತಂದರಿ?
2: ಏನು ಹೇಳಲಿ ತಂದೆ, ಏನು ಹೇಳಲಿ,
3: ಏನು ಹೇಳಲಿ? ನನ್ನ ಅರಣ್ಯಕ್ಕೆ ಬಂದ ಇಂಥ ಪಾಪ ಕೀರ್ತಿಯನ್ನು ಮಾಡಿದ್ರೆ ಇದು ನ್ಯಾಯವೇ, ಅದು ಧರ್ಮವೇ, ಪತಿ ಇವರತ್ತರ ನಿಯಮವೇ?
2: ಇಲ್ಲ ತಂದೆ ಇಲ್ಲ, ನಾವು ಪಾಪ ಕೀರ್ತವನ್ನು ಮಾಡವರಲ್ಲ. ಇದು ಒಂದು ವಿಚಿತ್ರ ಘಟನೆ ನಡೆದು ಹೋಯ್ದು ಮಾತು ತಂದೆ.
3: ಅಂದರೆ ಇದರಲ್ಲಿ
1: ಏನು ಅನ್ಯಾಯವಿಲ್ಲವಪ್ಪ. ಒಂದು ದಿನ ನಾವು ತಿರುಗಾಡಲು ಹೋದ ಸಮಯದಲ್ಲಿ ಮಳೆ ಗಾಳಿ ಗುಡುಗು ಸಿಡ್ಲು ಭಯಂಕರವಾಗಿ ಬಂದ ಬಿಡ್ತು. ಆಗ ಅಕ್ಕ ದಿಕ್ಕ ತೊಳಲಾಡುತ್ತಾ ಗಂಡು ಆಲದ ಮರವನ್ನು ಮುಟ್ಟಿದ್ರು. ಅದಕ್ಕೆ ನಮಗೆ ಶಿಕ್ಷೆ ನೋಡಪ್ಪ, ಶಿಕ್ಷೆ.
3: ಹಾಗಾದ್ರೆ ಇದು ಯಾರು ಅಲ್ಲ, ಆ ಜಗದ ಒಡೆಯನಾದ ಪರಮಾತ್ಮನ ನೀಲೆ.
2: ಅಪ್ಪ, ಈ ಮಗುವನ್ನು ನಾವು ಹೊತ್ತುಕೊಂಡು ತಿರುಗಾಡಿದ್ರೆ ನಮಗೆ ಕುಂದು ಬರುವಲ್ಲಪ್ಪ, ಕುಂದು ಬರುವುದು.
3: ನೋಡು ಮಗಳೇ, ನಿನಗೆ ಕುಂದು ಬರುವಂತಿದ್ದರೆ ನಾನು ಒಂದು ಉಪಾಯ ಹೇಳುತ್ತೇನೆ ಕೇಳು ಮಗಳೇ.
1: ಅದಾ ಉಪಾಯ, ಬೇಗನೆ ಹೇಳುವಪ್ಪ.
3: ಈಗಿಂದ ಈಗಲೇ ಟಿಪ್ಪಲೇಶ್ವರದ ಕೆರೆಗೆ ಹೋಗೋಣ. ಅಲ್ಲಿ ಸಾಕಷ್ಟು ತಾರಲ್ ಎಲೆಗಳು ಸಿಗುತ್ತವೆ. ಅವುಗಳನ್ನು ತಂದು ನೀಲವಾಗಿ ತೆಪ್ಪವನ್ನು ಕಟ್ಟಿ ಅದರಲ್ಲಿ ನಿಮ್ಮ ಮಗುವನ್ನು ಹಾಕಿ ಕೆರೆಯಲ್ಲಿ ಬಿಟ್ಟು ಬಿಡ್ಬಿಡ್ರಿ ಅಮ್ಮ.
1: ಹೌದೇ ಅಕ್ಕ, ಇದೇ ಒಳ್ಳೆಯ ಉಪಾಯ.
2: ಹೌದೇ, ಇದೇ ಒಳ್ಳೆಯ ಉಪಾಯ. ಹಾಗಾದ್ರೆ ನಡೆಯರಪ್ಪ, ಹೋಗಿ ಬರೋಣ.
3: ಹಾಗಾದ್ರೆ ನಡೆಯರಮ್ಮ, ಹೋಗಿ ಬರೋಣ.
4: ನಾರಾಯಣ ನಾರಾಯಣ ನಾರಾಯಣ, ಕೈಲಾಸವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂತವಾಯಿತು. ಭೂಲೋಕದಲ್ಲಿ ಮಹಾದೇವರ ದೇವರ ಸೇವೆಯನ್ನು ಅನಂತ ಕಾಲದಿಂದ ಮಾಡುತ್ತಾ ಬಂದಿದ್ದೇನೆ. ದಿನಾಲೂ ಈ ಭೂಲೋಕಕ್ಕೆ ಬಂದು ಪತ್ರ ಪುಷ್ಪಾದಿಗಳ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಆದರೆ ಈಗ ನಾನು ಹಾಲು ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರವನ್ನು ತಿರುಗಾಡಿ ಬಂದಂತವಾಯಿತು. ಆದರೆ ಇಂದೇಕೋ ನನ್ನ ಮನ ಆ ಜಂಬು ದೀಪದ ಗಡ್ಡೆಯಲ್ಲಿರುವಂತ ಕಮಲದ ಹೂವನ್ನು ಕೊಯ್ದುಕೊಂಡು ಹೋಗಬೇಕಂತ ನನ್ನ ಮನಸ್ಸಾಗಿದೆ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವೆ. ಈ ವನದಲ್ಲಿರುವ ಒಳ್ಳೆಯ ಹೂವನ್ನು ತಿರುಗಾಡಿ ಕೊಯ್ದುಕೊಂಡು ಹೋಗುತ್ತೇನೆ. ಓಹೋ, ಇವು ಇದ್ದರೆ ಬೇರೆ ಇವೆ. ಇವು ಇದ್ದರೆ ಕೆಂಪು ವರ್ಣದವಿದೆಯಲ್ಲ, ಇದು ಇದ್ದರೆ ಬಂಗಾರ ವರ್ಣದವಿದೆಯಲ್ಲ. ಓಹೋ, ಆ ಪರಮಾತ್ಮನ ಲೀಲೆ ವಿಚಿತ್ರವಾಗಿದೆ. ಇದೇ ಹೂವನ್ನು ಕೊಯ್ದುಕೊಂಡು ಹೋಗಿ ಆ ನನ್ನ ಗುರುನಾದ ಪರಮೇಶ್ವರನ ಸೇವೆಗಾಗಿ ಮೀಸಲಾಗಿ ಇಡುವೆ. ಓಹೋ, ಒಳ್ಳೆಯ ಕಮಲ, ಮೃದುವಾದ ಕಮಲ, ಬಂಗಾರದ ಕಮಲ. ನಾರಾಯಣ ನಾರಾಯಣ ನಾರಾಯಣ.
5: ನಾರದನು ನಾರದನು ನನ್ನ ಪೂಜೆಗೆ ಬರುವ ಸಮಯವಾಯಿತು. ನಾನೀಗ ನಾರದನ ಸೇವೆಯನ್ನು ಕೈಕೊಳ್ಳುತ್ತೇನೆ.
4: ನಾರಾಯಣ ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲ ಕೇಳುವಂತನಾಗು, ನಿನ್ನ ಪೂಜೆಯನ್ನು ನೆರವೇರಿಸುವಂತನಾಗು.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ. ಹರ ಹರ ಹರ ಹರ ಹರ ಹರ. ಗುರುದೇವ,
5: ಮತ್ತೇನು ನಾರದ?
4: ಈ ಪೂಜೆಯಲ್ಲಿ ಏನಾದರೂ ತಪ್ಪು ತಡೆಗಳಾದರೂ ನನ್ನನ್ನು ಕ್ಷಮಿಸಬೇಕು ಗುರುದೇವ.
5: ನಾರದ, ನಿನ್ನ ಪೂಜೆಯು ಬಲು ಪ್ರತಿಷ್ಠೆವಾದದ್ದು. ನೀನು ದಿನಾಲು ಇದೇ ತೆರನಾಗಿ ಪೂಜೆಯನ್ನು ಸಾಂಗವಾಗಿ ಮಾಡುತ್ತಾ ಹೋಗುವಂತನಾಗು.
4: ಆಗಲಿ ಪ್ರಭು.
5: ನಿನಗೆ ಯಾವ ಕುಂದು ಕೊರತೆಗಳು ಬಾರದಂತೆ ನಾನು ಅನುಗ್ರಹಿಸುತ್ತೇನೆ ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ.
5: ನಾರದನು ನಾರದನು ಬ್ರಹ್ಮನನ್ನು ನುಂಗಿದ ಕಮಲವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವನು. ನಾಳೆ ನಾಳೆ ಆ ಹೂ ಒಂದು ಕೂಸನ್ನು ಉಗುಳುತ್ತದೆ, ಇದೊಂದು ಮಜುಕುರವಾಗುತ್ತದೆ, ನೋಡೋಣ.
4: ನಾರಾಯಣ ನಾರಾಯಣ ನಾರಾಯಣ, ಏನಿದು ವಿಚಿತ್ರ! ದೇವಾಲಯದಲ್ಲಿ ಸಣ್ಣ ಮಗುವ ದಣಿ ಅಳುವುದು ಕೇಳಿ ಬರುತ್ತಿದೆಯಲ್ಲ, ಏನಿದು ವಿಚಿತ್ರ! ನಾರಾಯಣ ನಾರಾಯಣ, ಜಗತ್ಪ್ರಭುನಿಗೆ ನಮೋ ನಮಃ.
5: ಮಂಗಲವಾಗಲಿ ನಾರದ, ಮೇಲ ಕೇಳುವಂತನಾಗು.
4: ನಾರಾಯಣ ನಾರಾಯಣ. ಏನು ಪ್ರಭು, ಇದು ತಮ್ಮ ದೇವಾಲಯದಲ್ಲಿ ಸಣ್ಣ ಮಗುವಿನ ದಣಿಯಲು ಅಳುವುದು ಕೇಳೇ ಬರ್ತಿದೆಯಲ್ಲ, ಏನದು ವಿಚಿತ್ರ?
5: ನಾರದರೆ, ನಿನ್ನೆ ನೀವು ನನ್ನ ಪೂಜೆಗೆ ಬಂದಾಗ ಎಲ್ಲಿಂದ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ? ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ, ತೆಗೆದು ನನ್ನ ಎಡತೊಡೆಯ ಮೇಲೆ ಇಡುವಂತನಾಗು.
4: ನಾರಾಯಣ ನಾರಾಯಣ, ಗುರುದೇವ, ತಮ್ಮ ಮಸ್ತಕದ ಮೇಲೆ ಇಟ್ಟಿರುವುದು ಹುಳವಲ್ಲ, ಚಂದ್ರನಂತ ಹೊಳೆಯುವುದು ಕಮಲದ ಪುಷ್ಪವು. ಮುಂದೇನಾಯಿತು ನನಗೆ ಗೊತ್ತಿಲ್ಲ ಪ್ರಭು, ನನಗೆ ಗೊತ್ತಿಲ್ಲ.
5: ಅದೇಗೆ ಗೊತ್ತಿಲ್ಲ? ನೋಡು, ನಿನ್ನೆ ನೀನು ನನ್ನ ಪೂಜೆಗೆ ಬಂದಾಗ ಹುಳವನ್ನು ತಂದು ನನ್ನ ಮಸ್ತಕದ ಮೇಲೆ ಇಟ್ಟಿರುವಿ, ಅದು ನನ್ನ ತಲೆಯನ್ನು ಕೆಡಿಸಾತ್ತಿದೆ, ಅದನ್ನು ತೆಗೆದು ನನ್ನ ಎಡತಡೆ ಮೇಲೆ ಇಡುವಂತನಾಗು ನಾರದ.
4: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಆಗಲಿ, ನಾನು ಇಳಿಸಿ ಕುಡಿಸ್ತಾ ಇದ್ದೇನೆ ಪ್ರಭು. ನಾರಾಯಣ ನಾರಾಯಣ, ಬಾರಪ್ಪ ಬಾ. ಎಲ್ಲಿಂದ ಬಂದಿರುವೆ? ನನ್ನನ್ನು ಹುತ್ತಲಂತೆ ಮಾಡಿಬಿಟ್ಟಿದೆಯಲ್ಲ, ಅಳುವುದನ್ನು ನಿಲ್ಲಿಸು, ತಿಳಿಯತೇ ಗುರುದೇವ?
5: ಮತ್ತೇನು ನಾರದ?
4: ಇಳಿಸಿ ತಮ್ಮ ಬಗಲಲ್ಲಿ ಕೂಡಿಸಿದ್ದಾಯಿತು.
5: ಆಯ್ತು ನಾರದ. ನಾರದ ನೋಡು, ನೀನು ಈಗಿಂದ ಈಗಲೇ ಕೈಲಾಸದಲ್ಲಿರುವ ಪಾರ್ವತಿಯ ಮಂದಿರಕ್ಕೆ ಹೋಗಿ ಪರಮಾತ್ಮರು ನಿಮಗೆ ಮುತ್ತಿನ ಆರುತಿಯನ್ನು ತುಂಬಿಕೊಂಡು ಭರ್ಜರಿ ಪೀತಾಂಬರವನ್ನು ಉಟ್ಟುಕೊಂಡು ರಟ್ಟಿಗೆ ತೋಳದಿಂಬಿಗೆ ಶೇಷಾಭರಣವನ್ನು ಹಾಕಿಕೊಂಡು ಮುಂಗೈಗೆ ಬಂಗಾರದ ಬಳೆ, ಕೈ ಬೆರಳುಗಳಿಗೆ ಬಂಗಾರದ ಉಂಗುರ, ಕಾಲಲ್ಲಿ ಪಾಯಜಾಣು, ಕಾಲು ಬೆರಳುಗಳಿಗೆ ಕಾಲುಂಗುರ, ತಲೆ ತುಂಬ ಜಟವನ್ನು ಬಿಟ್ಟುಕೊಂಡು ಬಂಗಾರದ ಕಿರೀಟವನ್ನು ಧರಿಸಿಕೊಂಡು ಮುಗುಳು ನಗೆ ನಗುತ್ತಾ ಮುತ್ತಿನ ಆರತಿಯನ್ನು ಮಾಡಿ ಹೋಗು ಎಂದಿದ್ದಾರೆಂದು ಹೇಳು ನಾರದ.
4: ನಾರಾಯಣ ನಾರಾಯಣ, ಆಗಲಿ ಪ್ರಭು.

0: ನಾರಾಯಣ ನಾರಾಯಣ. ಜಗನ್ಮಾತೆಯವರಿಗೆ ನಮೋ ನಮಃ.
1: ಮಂಗಲವಾಗಲಿ ನಾರದ. ಬನ್ನಿ ನಾರದ, ಭೂಲೋಕದಿಂದ ಮತ್ತೇನು ಸುದ್ದಿಯನ್ನು ತಂದಿರುತ್ತಿ?
0: ಒಂದು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾಯಿ.
1: ನಾರದ, ಅದು ನನಗೆ ಮೊದಲೇ ಗೊತ್ತು. ನೀನು ಬಂದರೆ ಹಾಗೆ ಬರುವನಲ್ಲ, ಏನಾದರೂ ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿರುತ್ತಿ. ಇರಲಿ ನಾರದ, ಅದಾವ ಸಮಾಚಾರ ಬೇಗ ಹೇಳುವಂತವನಾಗು.
0: ಅಮ್ಮ, ಪರಮಾತ್ಮರು ತಮಗೆ ಒಂದು ಮಾತನ್ನು ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ಅದಾವ ಮಾತು ಬೇಗ ಹೇಳು ನಾರದ.
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ತಮಗೆ ಆರತಿಯನ್ನು ಮಾಡಲು ಹೇಳಿದ್ದಾರೆ ತಾಯಿ.
1: ಓಹೋ, ಪರಮಾತ್ಮರು ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಾ ಅಂತ ಹೇಳಿದ್ದಾರೆ. ಇದರಲ್ಲಿ ನನ್ನದೇನೋ ಸತ್ವ ಪರೀಕ್ಷೆ ಇದ್ದಂತೆ ಕಾಣುತ್ತದೆ. ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ, ಆದರೆ ಪರಮಾತ್ಮರು ನನಗೆ ಯಾವ ಯಾವ ವೇಷದಿಂದ ಬಾಂದಿದ್ದಾರೆ?
0: ಅಮ್ಮ, ಮುತ್ತಿನ ಆರತಿ ತುಂಬಿಕೊಂಡು ಬಂದು ಭರ್ಜರ ಪಿತಾಂಬರು ನುಟ್ಟು ಜರದ ಕುಬ್ಬಸವನ್ನು ತೊಟ್ಟು ರಟ್ಟಿಗೆ ಶೇಷಾಭರಣ ತೋಳ್ಬಿಂದಿಗೆ ನಿಟ್ಟು ಮುಂಗೈಗೆ ಬಂಗಾರದ ಬಳೆ ಕೈಬರಳಿಗೆ ಉಂಗುರ ಕಾಲಲ್ಲಿ ಪಾಯಿಜಾಣ ಕಾಲಬರಳಿಗೆ ಕಾಲುಂಗುರ ತಲೆ ತುಂಬ ಜಟವನ್ನು ಬಿಟ್ಟು ಕಿರೀಟವನ್ನು ಧರಿಸಿಕೊಂಡು ಮುಗುಳುನಗೆ ನಗುತ್ತಾ ಆರತಿಯನ್ನು ಮಾಡಿ ಹೋಗಬೇಕಂತ ಹೇಳಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವ ತಾಯಿ, ನಾನು ಅದಕ್ಕೆ ಬಂದಿದ್ದೇನಮ್ಮ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬರುತ್ತೇನೆ. ಸ್ವಲ್ಪ
0: ಅಲ್ಲ, ವಿಚಿತ್ರವಿದೆ ಈ ದೇವಲೋಕದಲ್ಲಿ. ಆ ಪರಮಾತ್ಮನು ಏನು ಮಾಡುತ್ತಾನೆ ಎಂಬುದು ಈ ನನ್ನ ತಾಯಿಯಾದ ಪಾರ್ವತಿ ಕೂಡ ತಿಳಿದಿಲ್ಲ. ಮತ್ತು ಈ ನನ್ನ ತಾಯಿ ಏನು ಮಾಡುತ್ತಾಳೆ ಎಂಬುದು ಆ ಜಗದೊಡೆಯನಾದ ಪರಮೇಶ್ವರನ್ ಕೂಡ ತಿಳಿದಿಲ್ಲ. ಮತ್ತು ಇವರಿಬ್ಬರು ಏನು ಮಾಡುತ್ತಾರೆ ಎಂಬುದು ತ್ರಿಲೋಕ ಸಂಚಾರಿಯಾದ ನಾರದನಿಗೂ ಕೂಡ ತಿಳಿದಿಲ್ಲ. ವಿಚಿತ್ರವಿದೆ ಇವರ ನಡತೆ. ನಾರಾಯಣ ನಾರಾಯಣ.
1: ನಾರದ, ಮುತ್ತಿನ ಆರತಿಯನ್ನು ತುಂಬಿಕೊಂಡು ಬಂದಿರುತ್ತೇನೆ. ನಡೆ, ಕೈಲಾಸ ಮಂದಿರಕ್ಕೆ ಹೋಗೋಣ.
0: ನಡೆರಮ್ಮ, ಬೇಗ ಬೇಗನೆ ಹೋಗೋಣ.

0: ಸತಿ ಹೀಗೇಕೆ ದಿಗ್ಭ್ರಮೆಯಾಗಿ ನಿಂತಿರುವೆ?
1: ಪತಿದೇವ, ತಮ್ಮ ಸಿಂಹಾಸನದ ಮೇಲೆ ನನ್ನ ಕಣ್ಣಿಗೆ ಎರಡು ಕೂಸುಗಳು ಮಾತ್ರ ಕಾಣುತ್ತವೆ ಸ್ವಾಮಿ. ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು ಪತಿದೇವ? ನಾನು ಯಾರಿಗಂತ ಆರತಿಯನ್ನು ಬೆಳಗಬೇಕು?
0: ಪಾರ್ವತಿ, ಇದು ನೀನು ಮಾಡಿದ ತಪ್ಪಿಗಾಗಿಯೇ ಈ ಶಿಕ್ಷೆ.
1: ಪತಿದೇವ, ಅಂತ ತಪ್ಪನ್ನು ನಾನೇನು ಮಾಡಿರುವೆನು ಪತಿದೇವ? ಅಂತ ತಪ್ಪನ್ನು ನಾನೇನು ಮಾಡಿರುವೆ?
0: ನಿನಗೆ ನೆನಪಿನಲ್ಲಿಲ್ಲವೇ, ಹಿಂದಕ್ಕೆ ನೀನು ನನ್ನಿಂದ ವಚನವನ್ನು ತೆಗೆದುಕೊಂಡು ಆ ಅತಿವ್ರತೆ ಪತಿವ್ರತೆಯರ ಶೀಲವನ್ನು ಕೆಡಿಸಿ ಬರಲಿಕ್ಕೆ ಹೇಳಲಿಲ್ಲವೇ? ನಿನಗೂ ಈಗ ಅದೇ ಶಿಕ್ಷೆ ನೋಡು. ನಿನ್ನ ಪತಿ ಯಾರೆಂದು ಕಂಡು ಹಿಡಿದು ಆರತಿಯನ್ನು ಮಾಡು ದೇವಿ, ಆರತಿಯನ್ನು ಮಾಡು.
1: ಪತಿದೇವ, ಅದು ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ, ನನ್ನಿಂದ ಸಾಧ್ಯವಿಲ್ಲ.
0: ಹಾಗಾದರೆ ನಿನ್ನ ತಪ್ಪನ್ನು ಒಪ್ಪಿಕೊಳ್ಳುವೆಯ?
1: ಪತಿದೇವ, ನನ್ನಿಂದ ಸರ್ವತಾ ತಪ್ಪಾಯಿತು ಸ್ವಾಮಿ, ನನ್ನನ್ನು ಕ್ಷಮಿಸಿ ಉದ್ಧಾರ ಮಾಡು ಪತಿದೇವ.
0: ಧನ್ಯ ಸಾಧ್ವಿಯ.

0: ಕಂದನಿಗೆ ನಾಮಕರಣವನ್ನು ಮಾಡುದೇವಿ.
1: ಪತಿದೇವ, ಇವನು ವಿಷ್ಣುವಿನ ನಾಭಿ ಕಮಲದಿಂದ ಹುಟ್ಟಿದ ಬ್ರಹ್ಮನು. ಇವನಿಗೆ ಪೂರ್ವದ ಹೆಸರನ್ನು ಮರೆಯಲಾಗದೆ ಈಗಾದರೂ ಈ ಭೂಲೋಕದಲ್ಲಿ ಭರಮಣ್ಣ ಭರಮಣ್ಣ ಎಂದು ಕರೆದು ಬಿಡೋಣ.
0: ಹಾಗೆ ನಾಮಕರಣ ಮಾಡುದೇವಿ.
1: ಭರಮಣ್ಣ ಭರಮಣ್ಣ ಕುರ್ರ ಭರಮಣ್ಣ ಭರಮಣ್ಣ ಕುರ್ರ.
2: ನಾರಾಯಣ
1: ಕಂದನಿಗೆ ನಾಮಕರಣ ಮಾಡಿದಂತಾಯ್ತು.
0: ಆಯ್ತು ದೇವಿ.
2: ನಾರಾಯಣ ನಾರಾಯಣ.
0: ದೇವಿ, ಈ ಕಂದನನ್ನು ನಾರದರಿಗೆ ಕೊಟ್ಟು ಬಿಡು.
1: ಆಗಲಿ ಪತಿದೇವ.
2: ಕೊಡಿತಾಯವ್ರಿ.
1: ತೆಗೆದುಕೊಳ್ಳಿ ನಾರದ.
2: ನಾರಾಯಣ ನಾರಾಯಣ ನಾರಾಯಣ.
0: ನಾರದರೇ,
2: ಮತ್ತೇನು ಪ್ರಭು?
0: ಈ ಕಂದನಿಗೆ ಯಾವ ಕುಂದುಕೊರತೆಗಳು ಬಾರದಂತೆ ನೋಡಿಕೊಳ್ಳಬೇಕು.
2: ಆಗಲಿ ಪ್ರಭು, ತಮ್ಮ ಆಜ್ಞೆಯಂತೆ ಈ ಕಂದನಿಗೆ ಯಾವ ಕುಂದ ಕೊರತೆ ಬಾರದಂತೆ ನಾನು ನೋಡಿಕೊಳ್ಳುತ್ತಾ ಇದ್ದೇನೆ ಪ್ರಭು. ನನಗೂ ಈ ಕಂದನಿಗೂ ಆಶೀರ್ವಾದ ಮಾಡಿ ಪ್ರಭು.
1: ಹೋಗಿ ಬಾ ನಾರದ, ನಿನಗೆ ಮಂಗಲವಾಗಲಿ.
2: ನಾರಾಯಣ ನಾರಾಯಣ ನಾರಾಯಣ.
0: ದೇವಿ, ನಾವಾದರೂ ನಮ್ಮ ಸ್ಥಾನಕ್ಕೆ ಹೋಗುವಣ ನಡೆ.
1: ಆಗಲಿ ಪತಿದೇವ.
2: ನಾರಾಯಣ ನಾರಾಯಣ ನಾರಾಯಣ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
0: ಮಂಗಲವಾಗಲಿ ನಾರದ, ಮೇಲೆ ಕೇಳುವಂತನಾಗು. ನಾರದ, ಮತ್ತಾವ ಸಮಾಚಾರವನ್ನು ತೆಗೆದುಕೊಂಡು ಬಂದಿರುವೆ?
2: ಗುರುದೇವ, ಒಂದು ಸಮಾಚಾರವನ್ನು ತೆಗೆದುಕೊಂಡೇ ಬಂದಿದ್ದೇನು.
0: ಅದಾವ ಸಮಾಚಾರ ಹೇಳು ನಾರದ.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದರೆ
0: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳು.
2: ಗುರುದೇವ, ಈಗ ನಾನು ಕಾಶಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ.
0: ನಾರದ, ನೀನು ಕಾಶಿ ಕ್ಷೇತ್ರ ಮಾಡುತ್ತಾ ಹೋದರೆ ನನ್ನ ಪೂಜೆಗೆ ಯಾರನ್ನು ನೇಮಿಸಿ ಹೋಗುವಿ?
2: ಗುರುದೇವ, ಈ ಕೈಲಾಸದಲ್ಲಿ 36 ಕೋಟಿ ದೇವಾದಿ ದೇವತೆಗಳಲ್ಲಿ ತಾವು ಯಾರನ್ನು ಬಟ್ಟ ಮಾಡಿ ತೋರಿಸುವಿರಿ, ಅವರನ್ನು ತಂದು ತಮ್ಮ ಸೇವೆಯನ್ನು ಮಾಡಲಿಟ್ಟು ಹೋಗುತ್ತೇನೆ ಪ್ರಭು.
0: ನಾರದರೇ, ಅವರಿವರೆನ್ನುವುದೇ ಬೇಡ. ನಿನ್ನ ಮನೆಯಲ್ಲಿ ಸಾಕಿ ಸಲುಹಿದ ಭರಮಣ್ಣನಿಲ್ಲವೇ? ಅವನನ್ನು ನನ್ನ ಪೂಜೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇನ್ನೂ ಅವನಿಗೆ ಮದುವೆ ಇಲ್ಲ, ಅವನು ತಮ್ಮ ಸೇವೆಯನ್ನು ಮಾಡಲು ಯಜ್ಞನೇ ಪ್ರಭು.
0: ನಾರದರೇ, ನಿಮ್ಮ ಮನೆಯಲ್ಲಿ ಸಾಕಿ ಸಲುಹಿದ ನಿಮ್ಮ ತಂಗಿ ಸೂರಮ್ಮನಿಲ್ಲವೇ? ಆ ಸೂರಮ್ಮಳನ್ನು ಭರಮಣ್ಣನಿಗೆ ಕೊಟ್ಟು ಲಗ್ನ ಮಾಡಿಬಿಡಿ.
2: ಗುರುದೇವ,
0: ಆಗ ಆ ಭರಮಣ್ಣನನ್ನು ನನ್ನ ಸೇವೆಗೆ ನೇಮಿಸಿ ಹೋಗುವಂತರಾಗಿರಿ.
2: ಗುರುದೇವ, ಇದು ತಮ್ಮ ಆಜ್ಞೆ.
0: ಹೌದು ನಾರದರೇ, ಇದು ನನ್ನ ಆಜ್ಞೆ.
2: ಗುರುದೇವ, ತಾತ್ಕಾಲದಲ್ಲಿ ಎಲ್ಲ ಸಿದ್ಧತೆ ಹೇಗೆ ಪ್ರಭು?
0: ನೋಡು ನಾರದರೇ, ಅದಕ್ಕೆಲ್ಲ ನನ್ನ ಅನುಗ್ರಹ ಇದ್ದೇ ಇರುತ್ತದೆ. ಬೇಗನೆ ಇವತ್ತೇ ಕೈಲಾಸದಲ್ಲಿ 11 ಗಂಟೆಗೆ ಲಗ್ನದ ಏರ್ಪಾಡಾಗಬೇಕು.
2: ಆಗಲಿ ಪ್ರಭು, ಬೇಗನೆ ಏರ್ಪಾಡು ಮಾಡ್ತಾ ಇದ್ದೇನೆ. ಇಂದು ನಮ್ಮ ದೇವಲೋಕದಲ್ಲಿ ನನ್ನ ತಂಗಿಯಾದ ಸೂರಮ್ಮ, ಸಾಕ ಮಗನಾದ ಭರಮಣ್ಣ ಇವರ ಲಗ್ನ ಸಮಾರಂಭವೂ ಇದೆ. ತಾವು ಮಂತ್ರವನ್ನು ಉಚ್ಚರಿಸಿ ಅಕ್ಷತಾರೋಹಣವನ್ನು ಮಾಡಬೇಕು. ಇಂದು 11 ಗಂಟೆಗೆ ನೆರವೇರ್ತಾ ಇದೆ, ತಾವು ಮಂತ್ರವನ್ನು ಉಚ್ಚರಿಸಿರಿ.
3: ಹಾಗಾದ್ರೆ ಎಲ್ಲರಿಗೆ ಅಕ್ಷತಾ ಕೊಡೋಣ.
2: ಹಾ, ಕೊಡಿ ಎಲ್ಲರಿಗೆ.

0: நாராயண நாராயண. சாக மகனாத பரமண்ணா, தங்கியாத சூரம்மா, பிரபுவின பிரபுவின பாதக்கு நமஸ்கரிசிரியப்பா.
1: ஆகலி குருதேவா, குருதேவா நமஸ்கரிசுத்தேனி.
2: மங்களவாகலி பரமண்ணா, மேல கேளுவந்தனாகு.
0: நாராயண நாராயண நாராயண. பரமண்ணா பரமண்ணா.
1: யாக்கே குருதேவா, நன்னனு கருத காரணவேன்.
0: காரண வித்தாக கரியபேக்காகிதப்பா.
1: ಹಾಗಾದ್ರೆ ಏನ ಕಾರಣವಿರುವುದೋ ತಿಳಿಸಿಕೊಡಿ ಗುರುದೇವ.
0: ನೋಡು ಬ್ರಹ್ಮಣ್ಣ, ಈಗ ನಾನು ಕಾಶಿಗೆ ಹೋಗಿ ಕ್ಷೇತ್ರವನ್ನು ಸಂಚಾರ ಮಾಡಿ ಬರಬೇಕೆಂದು ಮಾಡಿದ್ದೇನೆ. ಆದ ಕಾರಣ ನೀನು ನಾನು ಮರಳಿ ಬರುವವರಿಗೆ ನನ್ನ ಪ್ರಭುವಿನ ಸೇವೆಯನ್ನು ಮಾಡಬೇಕಪ್ಪ.
1: ಆಗಲಿ ಗುರುದೇವ.
0: ಆಗಲಿ ಎಂದರೂ ಅದು ಬಹಳ ಕಷ್ಟಕರವಾದದ್ದು, ಅದನ್ನು ನೀನು ತಪ್ಪಿಸಲಾರದೆ ಮಾಡಬೇಕು, ತಿಳಿತೇನಪ್ಪ.
1: ಆಗಲಿ. ಆ ಪರಮೇಶ್ವರನ ಕರ್ಪ ಕಟಾಕ್ಷ ಬಂದಿದ್ರೆ ಸಾಕು, ಏನೇ ಬರಲಿ, ಎಷ್ಟೇ ಕಷ್ಟ ಬರಲಿ, ಪ್ರಾಣ ಕೊಟ್ಟಾದ್ರೂ ಸೇವೆ ಮಾಡುವೆ. ತಮಗ ಯಾವ ಕಳಂಕು ತರಲಾರೆ ಗುರುದೇವ.
0: ನೋಡು ಬರಮಣ್ಣ, ಸೇವೆ ಮಾಡಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಏನು ತರಬೇಕು, ಹೇಗೆ ಮಾಡಬೇಕೆಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಚಿತ್ತದಲ್ಲಿ ಇಟ್ಟುಕೋ ಬರಮಣ್ಣ.
1: ಆಗಲಿ. ತಾವು ಹೇಳಿದ್ದನ್ನು ಚಿತ್ತದಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ಸೇವೆ ಸಲ್ಲಿಸುವೆ ಆ ಗುರುದೇವನಿಗೆ. ಬೇಗನೆ ಏನು ಹೇಳ್ತೀರಿ ಹೇಳಿರಿ.
0: ಶಹಬ್ಬಾಜ್, ಇದ್ದರೆ ನಿನ್ನಂತವ್ರು ಇರಬೇಕು ಜಗತ್ತಿನಲ್ಲಿ, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವ ಗುಣ ಇರಬೇಕು. ನೋಡು ಬ್ರಹ್ಮಣ್ಣ, ಸೇವೆಯ ಮಾಡುವ ಬಗೆ ಹೀಗಿವೆ. ಪ್ರಾತಃ ಕಾಲದಲ್ಲಿ ಎದ್ದು ಜಾಮ ಜಳಕವನ್ನು ಮಾಡಿ ಮಡಿ ಒಟ್ಟು ಮಡಿ ಹೊತ್ತುಕೊಂಡು ಹೋಗಿ ಸೀತಾಳ ಬಿಂದಿಗೆ ಹೂವಿನ ಕರಡವನ್ನು ತೆಗೆದುಕೊಂಡು ಹೋಗಿ ಹಣಿಗೆ ವಿಭೂತಿಯನ್ನು ಧರಿಸಿ ನಾನಾ ತರದ ಪತ್ರ ಪುಷ್ಪಾದಿಗಳನ್ನು ತಂದು ಗುರುವಿಗೆ ನೀರ ಮಜ್ಜಲ, ಎಣ್ಣೆ ಮಜ್ಜಲ, ತುಪ್ಪದ ಮಜ್ಜಲವನ್ನು ಮಾಡಿ ಅಗರ ಚಂದನ, ಗಂಧ ಕಸ್ತೂರಿ ಇವೆಲ್ಲವನ್ನು ಗುರುವಿಗೆ ಅರ್ಪಿಸಿ ನೀನು ತಂದ ಪತ್ರ ಪುಷ್ಪಾದಿಗಳನ್ನು ಏರಿಸಿ ಗುಗ್ಗಳ ಹಾಕಿ ಘಂಟಾನಾದವನ್ನು ಮಾಡಿದ್ದಾದರೆ ನಿನಗೆ ಯಾವ ಕುಂದಗಳವು ಬಾರವು ಬ್ರಹ್ಮಣ್ಣ, ನಿನಗೆ ಯಾವ ಕುಂದಗಳವು ಬಾರವು.
1: ಆಗಲಿ. ತಾವು ಹೇಳಿದಂತೆ ಶಿರಸ ವಹಿಸಿ ಮಾಡುತ್ತೇನೆ. ಆದರೆ ತಾವು ಕಾಶಿ ಯಾತ್ರೆಗೆ ಯಾವ ಸಂಕೋಚವಿಲ್ಲದೆ ಹೋಗಿ ಬನ್ನಿ ಗುರುದೇವ.
0: ಹೋಗಿ ಬರ್ತಾ ಇದ್ದೇನೆ ಮಗು ಬ್ರಹ್ಮಣ್ಣ, ನನ್ನ ಪ್ರಭುವಿನ ಸೇವೆಯನ್ನು ಬಲು ಎತ್ತರದಿಂದ ಮಾಡಬೇಕು.
1: ಆಗಲಿ ಗುರುದೇವ.
0: ನಾರಾಯಣ ನಾರಾಯಣ.
1: ಶಿವ, ಈಗ ನನಗೆ ಎಂತ ಸಂಕಟವನ್ನು ತಂದು ಒಡ್ಡಿದಪ್ಪ. ಹೋ ಗುರುದೇವ, ನಿನ್ನ ದಯಾ ಒಂದು ಇದ್ರೆ ಸಾಕು. ಈ ಮೂರು ಲೋಕದಲ್ಲಿ ತಿರುಗಾಡಿ ಹೋ ಪತ್ರಿ ಶೋಧ ಮಾಡಿಕೊಂಡು ಬಂದು ನಿನ್ನ ಸೇವೆ ಮಾಡುತ್ತೇನೆ ಗುರುದೇವ, ಮಾಡುತ್ತೇನೆ.

0: ಸುತ್ತಳ ಸಮುದ್ರಕ್ಕೆ ಬಂದಂತೆ ವಾಯ್ತು. ಆದರೆ ಇಲ್ಲಿ ಎಲ್ಲ ಹೂ ಬಳ್ಳಿಗಳಿಗೆ ಬರೇ ದುಂಬಿಗಳೇ ಮುಸ್ಕಿರುವಲ್ಲ. ಇವು ಮುಟ್ಟಾದ ಹೂವ, ಇವು ಶಿವಪೂಜೆಗೆ ಸಲ್ಲಲಾರವು. ಈಗ ಹೇಗೆ ಮಾಡಬೇಕು? ಈ ಭೂಲೋಕದಲ್ಲಿ ಹೂಗಳೇ ಉತ್ತಮ ಇಲ್ಲಂದ ಹೇಗೆ ಮಾಡಬೇಕು? ಪರಮೇಶ್ವರ, ನನ್ನ ಕೈಯಿಂದ ಪೂಜೆ ಮಾಡುವ ಸಮಯ ಕೂಡಿ ಬಂದಿಲ್ಲವೇನಪ್ಪ? ಇದೇನು ಎಂತ ಕಾಂತರದಲ್ಲಿ ಹೆಣ್ಣು ಮಕ್ಕಳು ನಗುದನಿ ಕೇಳಿ ಬರ್ತದೆಯಲ್ಲ. ನೋಡುನು ಎಲ್ಲಿ ಇರುವುದು, ಹುಡುಕ್ಯಾಡೆ ನೋಡುನು. ಹೋಹೋ, ಇವರು ನಾಗಲೋಕದ ದೇವಗಣ್ಯರು. ಇದು ಗಣ್ಯರ ಮಡು ಇರುತ್ತದೆ. ಈಗ ತಮ್ಮ ಮಡಿಗಳನ್ನು ಕಳೆದಿಟ್ಟು ಜಳಕವನ್ನು ಮಾಡುತ್ತಿದ್ದಾರೆ. ಈಗ ಇವ್ರನ್ನ ಮಾತನಾಡಿಸಿದರೆ ಸರಿಯಲ್ಲ. ಈಗೊಂದು ನಾನು ಚೀಜ ಮಾಡಿ ಬಿಟ್ಟರವಾಯ್ತು. ಇವರ ಮಡಿಗಳನ್ನು ಕಳುವು ಮಾಡಿಕೊಂಡು ಹೋಗಿ ಮರದಡಿಯಲ್ಲೇ ಕುಳಿತರಾಯ್ತು. ಇವರು ಮುಂದೆ ಜಳಕವನ್ನು ಮಾಡಿ ಎದ್ದು ಬಂದು ನೋಡುತ್ತಾರೆ. ತಮ್ಮ ಮಡಿಗಳನ್ನು ಇಲ್ಲದನ್ನು ನೋಡಿ ನನಗ ಅಂಗಲಾಚಿ ಬೇಡುತ್ತಾರೆ. ಇವರಿಂದವೇ ನಮ್ಮ ಕೆಲಸವಾಗುದು. ನಾನು ಬೇಡಿದ್ದನ್ನು ಕೊಟ್ಟರೆ ಇವರ ಶಲ್ಯಗಳನ್ನು ಕೊಟ್ಟರವಾಯ್ತು, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ನಮ್ಮ ಸೀರೆಗಳೇ ಇಲ್ಲವಲ್ಲ.
2: ಹೇಳೋ, ನಮ್ಮ ಸೀರೆಯನ್ನು ಕದ್ದಿದವನು ಯಾರು ನೀನು? ಮನುಷ್ಯನು ಅಥವಾ ರಾಕ್ಷಸೋ? ಯಾವ ನಿರ್ವಹಣೆ ಮುಂದೆ ಬಂದು ಮಾತನಾಡು.
1: ನರಮಾನವನಾಗಿದ್ದರೆ ಸುಟ್ಟು ಭಸ್ಮ ಮಾಡುತ್ತೇವೆ. ಕಾಸ ಪರಮಾತ್ಮನ ಮಗನಾಗಿದ್ದರೆ ಬೇಡಿದ್ದನ್ನೂ ಕೊಡ್ತೇವೆ.
0: ಓಹೋ, ಶಿವನ ಮಗನ ಆಗಿದ್ದರೆ ಬೇಡಿದ್ದನ್ನು ಕೊಡ್ತೇವೆ ಅಂದ್ರಲ್ಲ, ಈಗ ಒಳ್ಳೆ ಸಮಯ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ಅವನಿಂದ ವಚನ ತೆಗೆದುಕೊಂಡು ಅವರ ಸೀರೆಗಳನ್ನು ಕ್ವಾಟ್ರವಾಯಿತು. ಇದೇ ಒಳ್ಳೆ ಸಮಯ. ಓ ತಾಯಿಗಳರ, ನಾನು ದೇವಲೋಕದಿಂದ ಬಂದಿರುವೇನಮ್ಮ. ನಾನು ಬೇಡಿದ್ದನ್ನು ಕೊಡ್ತೀವಿ ಅಂತ ವಚನ ಕೊಟ್ರೆ ನಿಮ್ಮ ಸೀರೆಗಳನ್ನು ಕೊಡುತ್ತೀನಿ, ಇಲ್ಲವಾದ್ರೆ ಇಲ್ಲ.
1: ಓ ಅಕ್ಕಂದಿರ, ದೇವಲೋಕದಿಂದ ಬಂದಿದ್ದಾನೆ ಅಂತ ನೋಡಿ.
2: ಸರಿ, ದೇವಲೋಕದಿಂದ ಬಂದಿದ್ದೆ ನಿಜವಾದ್ರೆ ನೀನು ಬೇಡಿದ್ದನ್ನು ಕೊಡುತ್ತೇವೆ. ತೆಗೆದುಕೋ ವಚನ. ಆಯ್ತೆ,
0: ಆಗಲಿ ತಾಯಿ, ತೆಗೆದುಕೊಳ್ಳಿರಿ ನಿಮ್ಮ ಸೀರೆಗಳನ್ನು. ನೀವು ಊಟಕೊಂಡ ಮೇಲೆ ನಾನು ಕಣ್ಣು ತೆರೆಯುತ್ತೇನೆ.
1: ಆಗಲಿ, ನಾವು ಊಟಕೊಂಡ ಮೇಲೆ ನಿನ್ನ ಕಣ್ಣನ್ನು ತರಿಸ್ತೇವೆ. ಆಯ್ತೇನಪ್ಪ?
0: ಆಗಲಿ ತಾಯಿ.
2: ಆಗಲಿ, ಅವನು ಏನು ಬೇಡುತ್ತಾನೆ ಎಲ್ಲಾರು ಕೂಡಿ ವಿಚಾರ ಮಾಡುವಣ.
0: ನೋಡಮ್ಮ, ನಾನು ಹೇಗೆ ಹುಟ್ಟಿದನು, ಯಾರ ಗರ್ಭದಿಂದ ಹುಟ್ಟಿದನು ಅನ್ನೋದು ನನಗೆ ಒಂದು ಗೊತ್ತಿಲ್ಲ ತಾಯಿ. ನಾನು ಕೂಸವಿದ್ದಾಗ ಯಾರೋ ಪುಣ್ಯವಂತರು ತಾಡಲಿಯ ತೆಪ್ಪವನ್ನು ಕಟ್ಟಿ ಯಾವುದೋ ನದಿಯಲ್ಲೇ ಬಿಟ್ರಂತೆ. ಆದ ಡೊಣ್ಣೆ ತೇಲುತ್ತ ಹಾಲ ಸಮುದ್ರ, ಕೀಲ ಸಮುದ್ರ, ಸುತ್ತೋಳ ಸಮುದ್ರ ತೇಲುತ್ತ ಜಂಬು ದೀಪದ ಗಡ್ಡಿಗೆ ಬಂದು ತಲುಪಿತಂತೆ. ಆಗ ಕಮಲದ ಹೂವನ್ನು ನನ್ನನ್ನು ನೋಡಿ ಬಾಗಿ ನುಂಗಿಬಿಟ್ಟಿತಂತೆ. ಆಗ ದೇವಲೋಕದ ನಾರದ ಮಾರುಷಿ ಶಿವಪೂಜೆ ಹೂವಿಯಾಗಿ ಬಂದನಂತೆ. ಆಗ ಎಲ್ಲ ಕಡೆಗೆ ನೋಡಿದ್ರು ಒಳಗೆ ನನ್ನನ್ನು ನುಂಗಿದ ಕಮಲವು ಬಲು ಸುಂದರವಾಗಿ ಕಂಡ ಒಡನೆ ಅದನ್ನು ಕೊಯ್ದುಕೊಂಡು ಹೋಗಿ ಶಿವನ ಸರದ ಮೇಲೆ ಏರಿಸದಂತೆ. ಆಗ ಮರುದಿನ ಸೂರ್ಯದೇ ಕಾಲಕ್ಕೆ ಆ ಕಮಲದ ಹೂವನ್ನು ನನ್ನನ್ನು ಹೊರಗೆ ಉಗುಳಿಬಿಟ್ಟಿತಂತೆ. ಆಗ ಎಲ್ಲರೂ ಗಾಬರಿಯಾಗಿ ಶಿವನ ಆಜ್ಞೆಯಂತೆ ನಾರದರು ನನ್ನನ್ನು ಲಾಲನೆ ಪಾಲನೆ ಮಾಡಿ ತಮ್ಮ ತಂಗಿಯಾದ ಸೂರಮ್ಮನನ್ನು ಕೊಟ್ಟು ನನಗೆ ಲಗ್ನ ಮಾಡಿದರು. ಈಗ ನನ್ನ ಗುರು ಸೇವೆಗಂತೂ ನೇಮಿಸಿ ನಾರದರು ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ನಾನು ಹೂಪತ್ರಿಯಾಗಿ ಬಂದಿರುವೆ ತಾಯಿ, ಇಷ್ಟು ನನಗೆ ಗೊತ್ತು.
2: ಅಯ್ಯೋ ಪಾಪ, ಯಾರೂ ದಿಕ್ಕಿಲ್ಲವೇ, ಎಲ್ಲವ ಶಿವನ ತಂತ್ರ, ಯಾರಿಗೇ ತಿಳಿಯದು. ಇರ್ಲಿ, ನಮ್ಮಿಂದ ವಚನ ತೆಗೆದುಕೊಂಡ ರಹಸ್ಯವೇನಪ್ಪ, ಬೇಗನೆ ಹೇಳುವಂತವರಾಗಿರಿ.
0: ನೋಡು ತಾಯಿ, ನಾನು ಎಲ್ಲಿ ನೋಡಿದಲ್ಲಿ ಹೂಗಳು ಬರೇ ಭಿನ್ನವಾಗಿವೆ. ಅದಕ್ಕೆ ನನ್ನ ಗುರುವಿಗೆ ಒಳ್ಳೆ ಹೂವಿನ ಬೀಜನು ಬೇಕು ತಾಯಿ.
1: ಅವು ಯಾವ ಪ್ರಕಾರದ ಬೀಜವಪ್ಪ?
0: ನೋಡು ತಾಯಿ, ಸಂಜಿಲ ಹಾಕಿದ ಬೀಜ ಮುಂಜೇನೆ ಅನ್ನೋದ್ರೊಳಗೆ ಗಿಡವಾಗಿ ಹೂ ಬಿಡಬೇಕು, ಅಂತ ಬೀಜನು ಕೊಡಿ ತಾಯಿ.
2: ನೋಡಪ್ಪ, ನಮಗೆ ಯಾವ ಬೀಜ ಮಾತ್ರ ಗೊತ್ತಿಲ್ಲ. ನಮ್ಮನ್ನು ಸಾಕಿ ಸಲಿವಿದ ತಂದಿ ಪಾತಾಳ ಲೋಕದಲ್ಲಿ ಇರುವನು, ಅವನಲ್ಲಿಗೆ ಹೋಗಿ ಯಾವ ಬೀಜವನ್ನು ಕೇಳಿ ಇಸಿದಕೊಂಡು ಬರ್ತೇವೆ. ನೀನು ಇಲ್ಲೇ ಕುಳಿತುಕೊಳ್ಳಪ್ಪ.
0: ಆಗಲಿ ತಾಯಿ.
1: ಅಕ್ಕ ಬೇಗನೆಡೆ ಹೋಗಿ ಇಸಿದಕೊಂಡ ಬರೋಣ.
2: ಆಗಲಿ ತಂಗಿ, ಬೇಗನೆ ಹೋಗಿ ಬೇಗನೆ ಬರೋಣ. ನಾಗರಾಜರಿಗೆ
1: ಎಲ್ಲೋ ಬಾಲಿಕರೇ, ನಿಮ್ಗೆ ಕಲ್ಯಾಣವಾಗಲಿ, ಮೇಲೆ ಕೆಳುವಂತವರಾಗರಿ. ಅಲ್ಲ, ಭೂಲೋಕಕ್ಕೆ ಹೋಗಿ ಜಳಕ ಮಾಡಿ ಬರುತ್ತೇವಂತ ಹೋದವರು ಮರಳಿ ಈ ಪರೇಕೆ ಬಂದರಮ್ಮ? ಮತ್ತು ನಿಮ್ಮ ಮುಖದ ಕಲೆ ಏಕೆ ಆವರಿಸಿದಮ್ಮ?
2: ಏನು ಹೇಳಲಿ ತಂದೆ, ಏನು ಹೇಳಲಿ. ನಾವು ಐವರು ಕೂಡಿ ಮಡಿಗಳನ್ನು ಕಳೆದಿಟ್ಟು ಸ್ನಾನ ಮಾಡಿ ಎದ್ದು ನೋಡಿದ್ರೊಳಗೆ ಮಡಿಗಳ ಬಿದ್ದಿದ್ದಿಲ್ಲ. ಯಾವನೇ ಕದ್ದಿ ಮರದಲ್ಲಿ ಕುಳಿತಿದ್ದ.
1: ಏನು ಭೂಲೋಕದಲ್ಲಿ ಯಾಕೆ ಚಿತ್ತ ನರಮಾನವನು ಬಂದು
2: ನಮ್ಮ ಮಡಿಗಳೇ ಬಿದ್ದಿದ್ದಿಲ್ಲ. ಆಗ ನಾವು ಶಿಟ್ಟಿಗೇರಿ, ಎಲ್ಲ ಯಾರು ನೀನು, ಮನುಷ್ಯನ ಅಥವಾ ರಾಕ್ಷಸನ ಎಂದು ಕೇಳಿದಾಗ, ಇಲ್ಲ ತಾಯಿ, ನಾನು ಮಹಾದೇವರ ಮಗನಿದ್ದೇನೆಂದು ಹೇಳಿದ್ದ.
1: ಸರಿ ಆಯ್ತು, ಈಗ ಬಂದ ಕಾರಣ ಏನಮ್ಮ?
2: ಕಾರಣ ಇದೆ ತಂದೆ, ಸಂಜಿಲಿ ಹಾಕಿದ ಬೀಜ ಮುಂಜಾನೆ ಎನ್ನುವುದರೊಳಗೆ ಗಿಡವಾಗಿ ಹೂಡಬೇಕಂತೆ. ಅಂತ ಬೀಜನ್ನು ಕೊಡಿ ಎಂದು ನಮ್ಮಿಂದ ವಚನ ಸಿದ್ಧಕೊಂಡಿದ್ದಾನೆ ಪ್ರಭು. ತಾವೇ ನಮ್ಮನ್ನು ಕಾಪಾಡಬೇಕು.
1: ಆಗಲಿ ಅಮ್ಮ, ಅವನ ಹೆಸರೇನಂತೆ?
2: ಅವನ ಹೆಸರು ಪರಮಾನನಂತೆ.
1: ಅವರ ತಂದೆ ತಾಯಿ ಹೆಸರೇನಂತೆ?
2: ಗೊತ್ತಿಲ್ಲಂತೆ.
0: ಅವನು ಕೋಶವಿದ್ದಾಗ ಯಾವ ಪುಣ್ಯವಂತರು ಸ್ಥಾಡಲಿಲಿಯ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ರಂತಿ. ಆಗ ಅವನು ಎಲ್ಲಡಿಗೆ ತೇರುತ್ತಾ ಜಂಬು ದೀಪದ ಗಡ್ಡಿಗೆ ಹೋಗಿ ತಲುಪಿದಂತಿ. ಆಗ ಕಮಲವನ್ನು ಕಂದನನ್ನು ಹೋಗಿ ನೋಡಿ ಬಾಗಿ ನುಂಗಿ ಬಿಟ್ಟಿತಂತಿ. ಆಗ ದೇವಲೋಕದ ನಾರದ ಮಹರ್ಷಿ ಶಿವಪೂಜೆ ಹೋಗಿಯಾಗಿ ಬಂದನಂತಿ. ಆಗ ಕಂದನ ನುಂಗಿದ ಕಮಲವನ್ನು ಕೊಯ್ದುಕೊಂಡು ಹೋಗಿ ಶಿವನ ಶಿರದ ಮೇಲೆ ಏರಿಸಿದಂತಿ. ಆಗ ಕಮಲವನ್ನು ಶಿವನ ತಲೆಯ ಮೇಲೆ ಕಂದನನ್ನು ಉಗುಳಿಬಿಟ್ಟಿತಂತಿ. ಆಗ ಎಲ್ಲರೂ ನೋಡಿ ಚಿಕಿತರಾಗಿ ಶಿವನ ಆಜ್ಞೆಯಂತೆ ನಾರದರು ಲಾಲನೆ ಪಾಲನೆ ಮಾಡಿ ತನ್ನ ತಂಗಿಯಾದ ಸುರಮ್ಮನನ್ನು ಕೊಟ್ಟು ಲಗ್ನವನ್ನು ಮಾಡಿ ಗುರು ಸೇವೆಗಂತ ನೇಮಿಸಿ ನಾರದರು ಕಾಶಿಗೆ ಹೋಗಿದ್ದಾರೆ. ಅದಕ್ಕೆ ಅಂತ ಒಳ್ಳೆ ಹೂವಿನ ಬೀಜನ ಕೊಡಿ ಎಂದು ಹಠ ಮಾಡುತ್ತಿದ್ದಾನೆ ತಂದೆ.
1: ಓಹೋ, ಎಷ್ಟು ಬೇಗ ಮರ್ತು ಬಿಟ್ರಮ್ಮ ನಿಮ್ಮ ಮಗನನ್ನು?
2: ಅದು ಹೇಗೆ ತಂದೆ?
1: ನೋಡಮ್ಮ, ನೀನು ಅತಿವರತಿ, ನೀನು ಪತಿವರತಿ, ಹಿಂದೊಂದ ಬಾರಿ ನಿಮ್ಮನ್ನ ಭೂಲೋಕಕ್ಕೆ ಕಳಿಸಿದ್ದಲ್ಲವೇ?
2: ಹೌದು ತಂದೆ.
1: ಹಾಗೂ ನೀವು ಶೂನ ನೀಲಾ ಜಾಲದಿಂದ ಗಂಡು ಮಗನನ್ನು ಹಡೆದಿದ್ದಲ್ಲವೇ?
2: ಹೌದು ತಂದೆ.
1: ನಿಮ್ಮ ಮಗವನ್ನು ನಿಮ್ಮ ಒಡನೆ ಇದ್ದರೆ ನಿಮ್ಮ ಅಪವಾದ ಅಂಜಿ ನಿಮ್ಮ ತಂದೆಯಾದ ತಿಪ್ಪಲೇಶ್ವರ ಅರಸನಿಂದ ತಾರಲಿ ಇಲ್ಲಿ ತೆಪ್ಪವನ್ನು ಕಟ್ಟಿ ಕೆರೆಯಲ್ಲಿ ಬಿಟ್ಟಿದ್ದಲ್ಲವೇ?
2: ಹೌದು ತಂದೆ.
1: ಅದೇ ಆಗಿನ ಕೂಸು ಇವನೇ ನಿಮ್ಮ ಮಗ ಭರಮಣ್ಣ ನೋಡಮ್ಮ.
2: ಏನು, ಇವನೇ ನನ್ನ ಮಗ ಭರಮಣ್ಣ?
1: ಇವನೇ ನೋಡಮ್ಮ.
2: ಆಗಲಿ ತಂದೆ,
1: ತೆಗೆದುಕೊಳ್ಳಮ್ಮ ಬೀಜವನ್ನು.
0: ತಂದೆ, ಈ ಬೀಜಗಳನ್ನು ಯಾವ ಪ್ರಕಾರ ಹಾಕಬೇಕು?
1: ನೋಡಮ್ಮ, ಸಂಜಿಲಿ ಹಾಕಿ ನೀರು ಉಣಿಸಿದರೆ ಮುಂಜಾನೆ ಸೂರು ಉದಿಯಾಗುವ ಕಾಲಕ್ಕೆ ಗಿಡವಾಗಿ ಹೂಕೊಡ್ತೇವೆ ನೋಡಮ್ಮ.
2: ಆಗಲಿ ತಂದೆ, ಸದಾ ಕಾಲದಲ್ಲಿ ನನ್ನ ಮಗನಾದ ಭರಮಣ್ಣನ ಮೇಲೆ ತಮ್ಮ ಆಶೀರ್ವಾದವಿರಲಿ.
0: ಇನ್ನು ನನ್ನ ಗುರು ಸೇವೆ ಮಾಡಲು ಹೊತ್ತಾಗುತ್ತದೆ, ಅದಕ್ಕೆ ಅಪ್ಪಣೆ ಕೊಡಿ ತಾಯಿ, ಹೋಗಿ ಬರುತ್ತೇನೆ.
2: ಏಳು ಕಂದ, ಹೋಗಿ ಬಾ, ನಿನಗೆ ಆ ಗುರುನಾಥ ಕಲ್ಯಾಣ ಮಾಡಲಿ.
3: ನಾರಾಯಣ ನಾರಾಯಣ ನಾರಾಯಣ, ಈಗ ನಾನು ಕೈಲಾಸ ಬಿಟ್ಟು ಕಾಶಿಗೆ ಹೋಗಿ 12 ವರ್ಷ ಕಳೆದವು. ಭರಮಣ್ಣನ ಸೇವೆಯಲ್ಲಿ ಪರಮಾತ್ಮನು ತಲ್ಲಿನನಾಗಿ ಕುಳಿತಿರುವನು. ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ, ಇನ್ನು ಶಿವನು ನನ್ನನ್ನು ಸೇರುವುದೇ ಇಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ಆ ಶಿವನ ತಲೆ ಕೆಡಿಸಿ ಈ ಭರಮಣ್ಣನ ಹೊರಗೆ ಹಾಕಿಸ್ತೀರಿ ನನಗೆ ಸ್ಥಾನ. ಇಲ್ಲವಾದರೆ ಇಲ್ಲ. ಎಲೋ ಭರಮ, ನಿನ್ನ ಸೇವೆಯನ್ನು ನಿಷ್ಫಲ ಮಾಡಿ ಶಿವನು ನಿನ್ನನ್ನು ಸೇರದಂತೆ ಮಾಡಿ ನಿನ್ನನ್ನು ಮನೆಗೆ ಕಳಿಸಿದರೆ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲವಾದರೆ ನಾನು ನಿನ್ನ ಕೈಯಲ್ಲಿ ಗೊಂಬೆ ಆಗಬೇಕಾಗುತ್ತದೆ, ಗೊಂಬೆ. ಎಲೋ ದ್ವಾರಪಾಲಕನೇ.
0: ಯಾಕೆ ಗುರುದೇವ?
3: ಈಗ ನಾನು ಕಾಶಿ ಯಾತ್ರೆಯನ್ನು ಮುಗಿಸಿಕೊಂಡು ಬಂದಿದ್ದೇನೆ. ಕಾರಣ, ಶಿವನಿಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ. ನೀವು ಒಳಗಡೆ ಹೋಗಿ, ನಾರದರು ಈಗ ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ, ನಿಮಗೆ ಒಂದು 3 ಮಾತುಗಳನ್ನು ಹೇಳಬೇಕಾಗಿದೆ ಅಂತ ಹೇಳಿ ನೀವು ಒಳಗಡೆ ಹೋಗಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದುಬಿಡಿ.
0: ಆಗಲಿ ನಾರದರೆ. ಕೈಲಾಸ ಸಿಂಹಾಸನಾಧೀಶ್ವರಿಗೆ ನಮೋ ನಮಃ.
4: ಎಲ್ಲೋ ದ್ವಾರಪಾಲಕಣೇ, ನನ್ನ ಅಪ್ಪಣೆ ಇಲ್ಲದೆ ಒಳಗೇಕೆ ಬಂದೆಯೋ?
0: ಗುರುದೇವ, ನಾರದರು ಕಾಶಿ ಯಾತ್ರೆಯಿಂದ ಬಂದಿದ್ದಾರೆ. ಅವರು ತಮಗೆ 3 ಮಾತು ಹೇಳಬೇಕಂತ ಮಾಡಿದ್ದಾರೆ. ಅದಕ್ಕಾಗಿ ಅವರನ್ನು ಒಳಗೆ ಕಳಿಸಿಕೊಡುತ್ತೇನೆ ಗುರುದೇವ.
4: ದ್ವಾರಪಾಲಕಣೇ, ಏನು, ನಾರದರು ಬಂದಿರುವರೆ?
0: ಹೌದು ಗುರುದೇವ.
4: ಹಾಗಿದ್ದರೆ ಅವರನ್ನು ಒಳಗೆ ಬಿಡುವಂತೆ ನಾಗು.
0: ಆಗಲಿ ಗುರುದೇವ.
3: ನಾರಾಯಣ ನಾರಾಯಣ. ಏನಪ್ಪಾ ದ್ವಾರಪಾಲಕಣೆ, ಅಪ್ಪಣೆ ಸಿಕ್ಕಿತೋ? ಏನ ಮುಖಕ್ಕೆ ಮಂಗಳಾರತಿವಾಯಿತು.
0: ನಾರದ್ರೆ, ನೀವಿನ್ನು ಒಳಗೆ ಹೋಗಬಹುದು.
3: ಹಾಗಾದ್ರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ನಾರಾಯಣ ನಾರಾಯಣ, ಜಗದ್ ಪ್ರಭುವಿಗೆ ನಮೋ ನಮಃ.
4: ಮಂಗಲವಾಗಲಿ ನಾರದರೆ, ಮೇಲಕ್ಕೆ ಏಳುವಂತರಾಗಿರಿ. ನಾರದರೆ, ತಮ್ಮ ಕಾಶಿ ಪ್ರವಾಸವು ಹೇಗಾಯಿತು?
3: ಗುರುದೇವ, ತಮ್ಮ ಆಶೀರ್ವಾದದಿಂದ ನನ್ನ ಪ್ರವಾಸವು ಸರಿಯಾಯಿತು. ಆದರೆ
4: ಆದರೆ ಆದರೆ ಎಂಬ ಉದ್ಗಾರದ ಮಾತೇಕು ನಾರದ, ಮುಂದೇನಾಯಿತು ಹೇಳುವಂತೆ ನಾಗು.
3: ಗುರುದೇವ, ಆದರೆ ಭೂಲೋಕದಿಂದ ಕೈಲಾಸದವರಿಗೆ, ಕೈಲಾಸದಿಂದ ಭೂಲೋಕದವರಿಗೆ ಅಪಹಾಸ್ಯ ಮಾಡಿ ನಗುತ್ತಿದ್ದಾರೆ ಜನ.
4: ಏನು, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ, ಅದೇನೆಂದು ಅಪಹಾಸ್ಯ ಮಾಡಿ ನಗುತ್ತಿರುವರು ಹೇಳು ನಾರದ.
3: ಇನ್ನು ಏನಾಗಬೇಕಾಗಿದೆ ಗುರುದೇವ? ಎಲ್ಲ ಜನ ಅನ್ನುತ್ತಾರೆ, ಏನು ಎಂತ ಶಿವನಿವನು? ಹುಟ್ಟ ಬಂಜಿಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಇದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ?
4: ಸಾಕು ಮಾಡು ನಾರದ ಈ ನಿನ್ನ ತುಚ್ಛ ಮಾತುಗಳನ್ನು. ಏನು, ಭೂಲೋಕದಿಂದ ಕೈಲಾಸದವರೆಗೆ, ಕೈಲಾಸದಿಂದ ಭೂಲೋಕದವರೆಗೆ ಇವನೆಂತ ಶಿವನು, ಇವನೆಂತ ಶಿವನು? ಹುಟ್ಟು ಬಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನಾಡುತ್ತಿದ್ದಾರೆ.
3: ಹೌದು ಪ್ರಭು, ಎಲ್ಲ ಜನ ಅನ್ನುತ್ತಾರೆ ಏನು ಎಂತ ಶಿವನಿವನು? ಹುಟ್ಟ ಬಂಜೆಯ ಕೈಯಿಂದ ಮುಟ್ಟಿ ಪೂಜಿಸಿಕೊಳ್ಳುವುದು ಯೋಗ್ಯವೇ ಅಥವಾ ನ್ಯಾಯವೇ ಅಥವಾ ಧರ್ಮವೇ? ಛೇ ಛೇ ಛೇ,
4: ಸಾಕು ನಾರದ ಸಾಕು ಈ ನಿನ್ನ ಮಾತುಗಳು. ಎಲ್ಲ ಬರಮಣ್ಣ,
0: ಯಾಕೆ ಗುರುದೇವ?
4: ನೋಡು, ಇಂದಿನಿಂದ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ.
0: ಯಾಕೆ ಗುರುದೇವ? ಗುರುದೇವ, ನನ್ನ ಮೇಲೆ ತಮ್ಮ ಕೋಪ, ತಮ್ಮ ಪಾದಿಗೆ ಬಿದ್ದು ಬೇಡ್ಕೊಳ್ಳುತ್ತೇನೆ ಗುರುದೇವ.
4: ಬರಮಣ್ಣ,
0: ಗುರುದೇವ, ನನ್ನನ್ನು ತಮ್ಮ ಸೇವೆಯನ್ನು ಬಿಡಿಸಿ ಹೊರಗೆ ಹಾಕಬೇಡಿ ಗುರುದೇವ, ಹೊರಗೆ ಹಾಕಬೇಡಿ.
4: ಬರಮಣ್ಣ, ಕೈಲಾಸದಿಂದ ಭೂಲೋಕದವರೆಗೆ, ಭೂಲೋಕದಿಂದ ಕೈಲಾಸದವರೆಗೆ ಹುಟ್ಟ ಪಂಜೆಯಾದವನ ಕಡೆಯಿಂದ ಮುಟ್ಟಿ ಪೂಜೆ ಮಾಡಿಸಿಕೊಳ್ಳುವ ಇವನೆಂತ ಶಿವನೆಂದು ನಿಂದೆಯನ್ನು ಆಡುತ್ತಿದ್ದಾರಂತೆ. ಅದಕ್ಕಾಗಿ ನಿನ್ನ ಸೇವೆಯೂ ನನಗೆ ಬೇಕಾಗಿಲ್ಲ. ಇಂದಿನಿಂದ ನೀ ನನ್ನ ಶಿಷ್ಯನಲ್ಲ, ನಾ ನಿನ್ನ ಗುರು ಅಲ್ಲ, ನಾನಿನ್ನೂ ಬರುತ್ತೇನೆ.
3: ನಾರಾಯಣ ನಾರಾಯಣ, ಎಂತ ಹುಚ್ಚನಪ್ಪ ನೀನು, ಎಂತ ಹುಚ್ಚನು! ಅಲ್ಲವೆಂದವರ ಮನೆಯ ಕಡೆ 6 ತಿಂಗಳ ಸುಳಿಯ ಕೂಡುದು ಎಂಬ ವಾಕ್ಯವಿದೆಯೋ? ಇಷ್ಟು ತಿಳಿದು ತಿಳಿದು ಇನ್ನು ಅವರ ಮುಂದ ಅಳುತ್ತಾ ಕುಳಿತರೆ ಆಗುವುದೇನು? ಹೋಗು ಹೋಗು, ಸುಮ್ಮನೆ ನಿನ್ನ ಮನೆಯ ಕಡೆ ಹೋಗು.
0: ಹೋಗುತ್ತೇನೆ ನಾರದ, ಹೋಗುತ್ತೇನೆ. ಹೋಗು, ಮುಂದೆ ನಿನಗೊಂದು ಮಾತು ಹೇಳುತ್ತೇನೆ, ನೆನಪಿನಲ್ಲಿ ಇಟ್ಟು. ಇಲ್ಲಿಯ ತನಕ ನೀನು ನನ್ನನ್ನು ಸಾಕಿ ಸಲಿವಿದ ತಂದೆ ಎಂದು ನಿನ್ನ ನಂಬಿದೆ. ಆದರೆ ನನ್ನ ಹೃದಯದಲ್ಲಿ ನಿನ್ನನ್ನು ಇಟ್ಟುಕೊಂಡು ನೆಮೆಸಿ ಆನಂದ ಪಡುವುತ್ತಿದ್ದೆ. ಮೇಲಾಗಿ ನನ್ನ ಸತಿಯಳ ಅಣ್ಣ ಸೋದರ ಭಾವನೆ ಎಂದು ತಿಳಿದುಕೊಂಡು ಇದ್ದೆ. ಇವತ್ತು ನನ್ನ ಹೃದಯಕ್ಕೆ ಇಟ್ಟು ಬೆಂಕಿ ನಿನಗಾದರೂ ಒಂದಿನ ಕಟ್ಟಿ ಇಟ್ಟಿದ ಬತ್ತಿ ಎಂದು ತಿಳಿನಾರದ. ನೀನು ಮಾತ್ರ ಮರಿಬೇಡ, ನನ್ನ ರಕ್ತ ಸಂಬಂಧದವರಿ, ನಿನ್ನನ್ನು ಇಡಿ ಕೂಡಿದ ಜನರಲ್ಲಿ ಅಪಹಾಸ್ಯ ಮಾಡಿ ನಗುವಂತ ಭೂಪ ಹುಟ್ಟಿ ಬರುತ್ತಾನೆ. ನೀನು ಮಾತ್ರ ಮರಿಬೇಡ ನಾರದ, ನೆನಪಿನಲ್ಲಿ ಇಟ್ಟುಕೋ. ಬರುತ್ತೇನೆ ನಾರದ, ಬರುತ್ತೇನೆ.
3: ಹೋಗಲಿ ಹೋಗು, ದೇವರ ದೇವ ನಾನಿರುವಾಗ ನೀ ಎಲ್ಲಿದ ಬಂದು? ಪರಮದೇವ, ತ್ರೀಲೋಕ ಸಂಚಾರ ಮಾಡುವ ಕಪಟ ಸೂತ್ರಧಾರಿ ನಾನು, ನನಗೆ ಸವಾಲು ಹಾಕುವ್ಯಾ ನೀನು? ಹೋಗು ಬರಮಣ್ಣ, ನಿನ್ನ ಪೂಜೆಯನ್ನು ಬಿಡಿಸುವ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಕೂಡ ಇದ್ದಿದ್ದಿಲ್ಲ. ಇನ್ನು ನನ್ನ ಮನಸ್ಸಿಗೆ ಆನಂದ, ದಿವ್ಯಾನಂದ, ಸದಾನಂದ, ಪರಮಾನಂದ.
5: ಪರಮೇಶ್ವರ, ನನ್ನ ಪತಿದೇವರು ಕೈಲಾಸನಾಥನ ಪೂಜೆಗೆ ಹೋಗಿದ್ದಾರೆ ಸ್ವಾಮಿ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ. ಆಹಾ, ಇವತ್ತೇಕೋ ನನ್ನ ಹೊಟ್ಟೆಯಲ್ಲಿ ಸಂಕಟ, ಎಡಗನ್ನು ಹಾರ್ಲಿಕ್ಕೆ ಹತ್ತಿದೆ. ಅವರು ಚೆನ್ನಾಗಿ ಬಂದರೆ ಸಾಕು ನನ್ನಪ್ಪ.
0: ಶಿವ ಶಿವ ಶಂಕರ.
5: ಸ್ವಾಮಿ, ತಮ್ಮ ಕಣ್ಣಲ್ಲಿ ನೀರು, ಮುಖವೆಷ್ಟು ಕಳೆಗುಂದಿದೆ. ಸ್ವಾಮಿ, ಯಾರಾದರೂ ಬೈದರು ಅಥವಾ ಬಡಿದರು?
0: ಏನು ಹೇಳಲಿ ದೇವಿ, ಏನು ಹೇಳಲಿ?
5: ಹಾ, ಏನು ಹೇಳಲಿ?
0: ವಸ್ತಿಯೇ ನಮ್ಮ ದೈವ ವಿಚಿತ್ರವಾಗಿದೆ ದೇವಿ.
5: ನಮ್ಮ ದೈವದಲ್ಲಿ ಅಂತ ವಿಚಿತ್ರ ಮಾತು ಏನಾಗಿದೆ ಸ್ವಾಮಿ?
0: ನಿಮ್ಮ ಅಣ್ಣ ನಾರಾಯಣ ಗೌಡನೇ ಇದಕ್ಕೆ ಮೂಲ ಕಾರಣ
5: ಸ್ವಾಮಿ. ನನ್ನ ಅಣ್ಣ ನಾರಾಯಣ ಗೌಡ ತಮ್ಮ ಅಂತರಾತ್ಮಕ್ಕೆ ಪೆಟ್ಟು ಹತ್ತುವ ಮಾತು ಏನಾಡಿದ ಸ್ವಾಮಿ, ಏನಾಡಿದ?
0: ನೋಡುದ್ದಿ, ನೀನು ತಿಳಿದುಕೊಂಡಟ್ಟು ನಿಮ್ಮ ಅಣ್ಣ ಒಳ್ಳೆಯವನಿರುವುದಿಲ್ಲ ಗೊತ್ತಾ? ನಾವು ಹೊಟ್ಟ ಪಂಜಿಗಳು, ಹೊಟ್ಟ ಪಂಜಿಯ ಕಡೆ ಮುಟ್ಟಿ ಪೂಜಿಸಿಕೊಳ್ಳುದು ಹೇಗೆವೆ? ಪರಮಾತ್ಮನ ಅಂತ ಕರುಣನು ಕೆಡಿಸಿ ನನ್ನನ್ನು ಹೊರಗೆ ಹಾಕಿಸಿ ಬಿಟ್ಟ ನಿಮ್ಮ ಅಣ್ಣ ನಾರಾಯಣ ಗೌಡ.
6: ಸ್ವಾಮಿ,
2: ನನ್ನ ಸಹಿಸಲಾರೆ ಸ್ವಾಮಿ,
6: ದೇವಿ
2: ಪಂಚಿಯ ಮಾತು ನನ್ನ ಅಂತರಾಳದಲ್ಲಿ ಮೂಡಿದೆ ಸ್ವಾಮಿ, ನಾನು ಇದನ್ನು ಸಹಿಸಲಾರೆ ಸ್ವಾಮಿ,
6: ದೇವಿ
2: ನಾನು ಈಗಾಗಲೇ ಕೈಲಾಸ ಮಂದಿರಕ್ಕೆ ಹೋಗಿ

0: ಭಲೆ ಭಕ್ತಳೆ ಮೆಚ್ಚೇನು ನಿನ್ನ ಭಕ್ತಿಗೆ, ನಿನ್ನ ಇಚ್ಛೆ ಏನಿದೆ ಕೇಳುವಂತಳಾಗಮ್ಮ.
1: ನನ್ನಪ್ಪ, ನನಗೆ ಸಂಜೆಲೆ ಹೊಟ್ಟಲೆ ಮುಂಜಾನೆ ಸಾಯಲಿ, ಬಂಜಿ ಎಂಬ ನಿಂದೆ ಹೋದರೆ ಸಾಕು ತಂದೆ, ನನಗೊಂದು ಪುತ್ರ ರತ್ನವನ್ನು ದಯಪಾಲಿಸು ನನ್ನಪ್ಪ.
0: ಓ ಅಮ್ಮ, ಮರಣ ಹೊಂದುವ ಮಗನು ಬೇಡವಮ್ಮ ನಿನ್ನ ಉದರದಿಂದ. ಓ ಅಮ್ಮ, ಒಳ್ಳೆಯ ಕೀರ್ತಿವಂತ ಮಗನು ಜನಿಸುತ್ತಾನಮ್ಮ ನಿನ್ನ ಉದರದಿಂದ. ತಾಯಿ, ಈ ಫಲವನ್ನು ಸೇವಿಸಮ್ಮ.
1: ಆಗಲಿ ನನ್ನಪ್ಪ,

0: ಪತಿದೇವ ನಮಸ್ಕರಿಸುತ್ತೇನೆ.
1: ದೇವಿ ಮಂಗಲವಾಗಲಿ ಹೇಳು. ದೇವಿ ಹೋದ ಕೆಲಸವೇನಾಯ್ತು? ದೇವಿ
0: ಪತಿದೇವ ಆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿದ ಸ್ವಾಮಿ.
1: ದೇವಿ ಅಂತೂ ನಿನಗ ಗುರುಕೃಪೆ ಆಯ್ತು.
0: ಸ್ವಾಮಿ ಆ ಪರಮಾತ್ಮ ನಮ್ಮಿಬ್ಬರ ಮೇಲೆ ಅಂತಃಕರಣ ತೋರಿದ. ಈಗ ಸ್ವೀಕಾರ ಮಾಡಲಿಕ್ಕೆ ಖಾರಿ ಕಪ್ಪಲಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಸ್ವೀಕಾರ ಮಾಡಿದರೆ ನಮಗೊಬ್ಬ ಸುಪುತ್ರನು ಜನಿಸುತ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಸ್ವಾಮಿ.
1: ನೋಡುದೇವಿ ಈಗ ಆ ಖಾರಿಕ ಫಲಗಳನ್ನು ಸೇವಿಸಿ ಹೋಗು.
0: ಪತಿದೇವ ತಮ್ಮ ಪಾದ ಸೇವೆ ಯಾದ ಕೂಡಲಿ ಇಬ್ಬರು ಕೂಡ ಸ್ವೀಕಾರ ಮಾಡೋಣ.
1: ಆಗಲಿ ದೇವಿ.

0: ನಾನು 5 ತಿಂಗಳ ಗರ್ಭವತಿ ಸ್ವಾಮಿ.
1: ಏನು ದೇವಿ, ಈಗ ನೀನು 5 ತಿಂಗಳ ಗರ್ಭವತಿ? ಈಗ ನನ್ನ ಮನಸ್ಸಿಗೆ ಆನಂದವೇ ಆನಂದ ನೋಡು ದೇವಿ.
0: ಸ್ವಾಮಿ, ನಾನೀಗ 5 ತಿಂಗಳ ಗರ್ಭವತಿ. ನನಗೆ ತವರ ಮನೆಯಿಂದ ತಂದ ಬಯಕೆಯ ಬುತ್ತಿಯನ್ನು ತಿನ್ನಬೇಕೆಂಬ ಆಸೆ ನನ್ನಲ್ಲಿ ಮೂಡಿದೆ. ಆದ ಕಾರಣ ನಗರಿ ಪಟ್ಟಣದಲ್ಲಿ ಇದ್ದ ನನ್ನ ಅಣ್ಣ ನಾರಾಯಣಗೌಡನಿಗೆ ನಿನ್ನ ತಂಗಿಯಾದ ಸೂರಮ್ಮ ಈಗ 5 ತಿಂಗಳ ಗರ್ಭಿಣಿ ಅಂತ ಹೇಳಿ ಬಯಕೆಯ ಬುತ್ತಿಯನ್ನು ತರಿಸಬೇಕಂತ ಮಾಡಿದ್ದೇನೆ ಸ್ವಾಮಿ. ತಾವು ಹೇಳಿ ಕಳಿಸಂದರೆ ಕಳಿಸುತ್ತೇನೆ, ಇಲ್ಲವಾದರೆ ಇಲ್ಲ ಸ್ವಾಮಿ.
1: ನೋಡುದ್ದೆ, ನಮ್ಮ ಜನ್ಮದಲ್ಲಿ ಹುಟ್ಟ ಭಂಜಿ ಎಂಬುವ ಅಪವಾದವು ದೊಡ್ಡದಾಗಿತ್ತು. ಅದು ಈಗ ಗುರು ಕರ್ಪೆ ಎಂದು ನಶಿಸಿ ಹೋಯಿತು. ಈಗ ನೀನು ಯಾರಿಗಾಗಿ ಹೇಳಿ ಕಳಿಸ್ತೇ ಕಳಿಸು, ನಾನು ಮಾತ್ರ ಗುರುಶಿವಿಗೆ ಹೋಗುತ್ತೇನೆ. ನನ್ನ ಚಿಂತೆಯನ್ನು ಬಿಡು, ಶಾಂತಳಾಗಿ ಇರು, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಗುರುಸೇವೆಗೆ ಹೋದರೆ ನನ್ನ ಗತಿ ಮತ್ತು ನನ್ನ ಹೊಟ್ಟೆಯಲ್ಲಿರುವ ಕಂದನ ಗತಿ ಹೇಗೆ ಸ್ವಾಮಿ?
1: ನೋಡುದ್ದೇವಿ, ನಾನು ಗುರುಸೇವೆಗೆ ಹೊರಟಾಗ ಏನು ತಂದ್ರಿಗಳನ್ನು ಕೊಡಬೇಡ, ಅಪ್ಪಣೆ ಕೊಡುದೇವಿ, ನಾನು ಹೋಗಿ ಬರುತ್ತೇನೆ.
0: ಸ್ವಾಮಿ, ತಾವು ಹೋಗಿ ಬಂದಿರಿ ಸ್ವಾಮಿ.
1: ದೇವಿ,
0: ಸ್ವಾಮಿ,
1: ಸ್ವಾಮಿ,
0: ಸ್ವಾಮಿ, ಸ್ವಾಮಿ.

0: ಬಿಸಿ ಬಿಸಿ ಅಡಿಗೆ ಮಾಡಿ ಬೇಗನೆ ಊಟ ಮಾಡ್ಬೋ ತಾಯಿ.
1: ನೋಡು ದೂತೆ, ನಾನೀಗ 5 ತಿಂಗಳ ಗರ್ಭವತಿ ಆದ ಕಾರಣ ನೀನೀಗ ನಗರಿ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದ ನನ್ನ ಅಣ್ಣನಾದ ನಾರಾಯಣಗೌಡನಿಗೆ ನಿನ್ನ ತಂಗಿ ಸೂರಮ್ಮ 5 ತಿಂಗಳ ಗರ್ಭಿಣ ಅಂತ ಹೇಳಿ ಬಯಕೆಯ ಬೂತಿಯನ್ನು ತೆಗೆದುಕೊಂಡು ಬಾ ಅಂತ ಹೇಳಬೇಕು. ನೋಡುದು
0: ಆಗಲಿ ಅಮ್ಮ, ಬೇಗನೆ ಹೋಗಿ ಬೇಗನೆ ಬರ್ತೇನೆ. ನಮಸ್ಕಾರ ನಾರಾಯಣಗೌಡ್ರ.
2: ಮತ್ತೇನು ದೂತಿ, ಮತ್ತೇನು ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಮ್ಮ?
0: ನೋಡಿ ಗೌಡ್ರೆ, ತಾಯಿ ಸೂರಮ್ಮ 5 ತಿಂಗಳ ಗರ್ಭಿಣಿ, ಆದ ಕಾರಣ ಬಯಕೆಯ ಕಾಲಕ್ಕೆ ಎತ್ತಿದ್ದೇವೆ. ಅದಕ್ಕೆ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬಾ ಎಂದು ನನ್ನನ್ನು ಕಳಿಸೋದು. ನೋಡಿ ಗೌಡ್ರೆ.
2: ಏನು ದೂತಿ, ನನ್ನ ತಂಗಿ ಈಗ 5 ತಿಂಗಳ ಗರ್ಭಿಣಿ?
0: ಹೌದು ಗೌಡ್ರೆ.
2: ಹಾಗಾದ್ರೆ ನಾನು ನಾಳೆ ಸೋಮವಾರ ದಿನ ಬರುತ್ತಾರೆ ಅಂತ ತಂಗಿಗೆ ಹೇಳು.
0: ಆಗ್ಲಿ ಗೌಡ್ರ.
2: ಮತ್ತು ಇಲ್ಲಿ ಎಲ್ಲರೂ ಕ್ಷೇಮವಾಗಿ ಇದ್ದಾರಂತ ಹೇಳಮ್ಮ.
0: ಆಗ್ಲಿ ಗೌಡ್ರೆ, ನಾನು ಹೋಗಿ ಬರುತ್ತೇನೆ.
2: ಹೋಗಿ ಬರುವಂತೊಳಾಗು. ಎಲೋ ಸೂರಮ್ಮ, ನಿನಗೆ ಈಗ ನಾನು ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ಓಹೋ, ಎಲೋ ಸೂರಮ್ಮ, ಕೈಲಾಸದಲ್ಲಿ ಪರಮಾತ್ಮನ ಸೇವೆಯ ಮಾಡುವ ಭರಮಣನ ಹೊರಗೆ ಹಾಕಿಸಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವ ನೀನು ನನಗಾಗಿ. ಸೂರಮ್ಮ, ನಿನಗೆ ಈಗ ಬಂಕೆಯ ಬುತ್ತಿಯನ್ನು ಕಳಿಸಬೇಕಾಗಿದೆ. ನನಗೆ ಒಳ್ಳೆಯ ಸಮಯ ಸಾಧಿಸಿತು. ಅದು ಹೇಗೆಂದರೆ, ನಾನು ಕಳಿಸುವ ಬಂಕೆಯ ಬುತ್ತಿಯಲ್ಲಿ ವಿಷವನ್ನು ಬೆರೆಸಿ ಕಳಿಸಬೇಕು. ಅದನ್ನು ನೀನು ಉಂಡಾಗ ನಿನ್ನ ಗರ್ಭದಲ್ಲಿ ಕೂಸು ಸತ್ತು ಗರ್ಭಪಾತವಾಗುವುದು. ಇದೇ ಒಳ್ಳೆಯ ಮಾರ್ಗ. ಸೂರಮ್ಮ, ನಿನಗೆ ಬಂಜೆ ಎಂದು ನಿಂದೆ ಮಾಡಿದವನು ನಾನು. ನನ್ನ ಮೇಲಿನ ಶೇಡಿಗಾಗಿ ಹೇಳಿ ಕಳಿಸಿರುವೆ ನೀನು ನನಗಾಗಿ.
0: ಓಹೋ, ಇವತ್ತು ಸೋಮವಾರ, ನನ್ನ ಅಣ್ಣ ಬಯಕೆಯ ಬುತ್ತಿಯನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿದವನು ಇನ್ನೂ ಏಕೆ ಬರಲಿಲ್ಲ? ಸ್ವಲ್ಪ ನನಗೆ ತೂಕಡಿಕೆ ಬರಲಿಕ್ಕೆ ಹತ್ತಿದೆ. ಸ್ವಲ್ಪ ಹೊತ್ತು ಮಲಗಿ, ಆಮೇಲೆ ಎದ್ದು ವಿಚಾರ ಮಾಡುತ್ತೇನೆ. ಅಮ್ಮ ಅಮ್ಮ, ಯಾರಪ್ಪ ನೀನು? ಅಮ್ಮ, ನೀನೇನು ಅಂಜುಬೇಡ, ನೀನೇನು ಗಾಬರಿ ಆಗಬೇಡ. ನಿನ್ನ ಗರ್ಭದಲ್ಲಿರುವ ನಿನ್ನ ಕಂದನಮ್ಮ.
1: ಕಂದ, ಇನ್ನೂ ನನ್ನ ಹೊಟ್ಟೆಯೊಳಗೆ ಇರುವೆ, ಈಗಾಗಲೇ ಮಾತನಾಡುವೇನಪ್ಪ?
0: ಹೌದಮ್ಮ, ಮಾತನಾಡಬೇಕಾಗಿದೆ.
1: ಕಂದ, ಏನು ಹೇಳಬೇಕೆಂದ್ರೆ ಹೇಳು.
0: ಅಮ್ಮ, ನಿನ್ನ ತವರ ಮನೆಯಿಂದ ಬರುವ ಬಯಕೆಯ ಬುತ್ತಿಯನ್ನು ಆದಿಕಾಯಿತಾ ಕುಳಿತಿರುವೆ ಅಲ್ವೇ?
1: ಹೌದು ಕಂದ.
0: ಅಮ್ಮ, ನಿನ್ನ ಅಣ್ಣ ಸೋಮಣ್ಣವನಲ್ಲ, ಅದರಲ್ಲಿ ವಿಷ ಬೆರೆಸಿ ಕಳಿಸಿದ್ದಾನೆ. ಅದು ಹಾದಿಯಲ್ಲಿ ಬರ್ಲಕ್ಕೆ ಹತ್ತಿದೆ. ಅದನ್ನು ವಿಚಾರ ಮಾಡಲಾರ್ದೆ ಉಣ್ಣಬೇಡಮ್ಮ. ಇದೇ ನಿನ್ನ ಮಗನ ಅವಿರಾಶ್ಯ.
1: ಕಂದ, ನನ್ನ ಅಣ್ಣ ಅಂತ ಕೆಟ್ಟ ಕೆಲಸವನ್ನು ಮಾಡವನಲ್ಲ ಕಂದ.
0: ನೋಡು ನೋಡು, ಏನು ಹೇಳಿದ್ರು ಅಣ್ಣನನ್ನು ಮೇಲಿಗಟ್ಟುಕೊಳ್ಳುತ್ತಿದೆ ಈ ಹೆಣ್ಣ ಕರಳು. ನನ್ನ ಅಮ್ಮಗೆ ಇನ್ನೊಮ್ಮೆ ತಿಳು ಹಾಗೆ ಹೇಳುತ್ತೇನೆ. ಅಮ್ಮ ಅಮ್ಮ.
1: ಯಾಕಪ್ಪ ಕಂದ?
0: ಅಮ್ಮ, ನಿನ್ನ ಮಗನನ್ನು ನಂಬುವುದಾದ್ರೆ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕೂ ಏನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ದೂತೆ ದೂತೆ,
0: ಏನಾಯ್ತಮ್ಮ ಇಷ್ಟಕ್ಕೂ ಗಾಬರಿ ಆಗಿರುವಿ?
1: ದೂತೆ, ನನ್ನ ಹೊಟ್ಟೆಯೊಳಗಿನ ಕಂದ ನನ್ನ ಕೂಡ ಮಾತನಾಡಿತೆ.
0: ಅಯ್ಯ ಬಿಳಮ್ಮ ಬಿಡು, ಇದು ಹಗಲು, ನೀನು ಚಚ್ಚಿನ ಬಸರು, ನಾರ್ಯಾರ ಕನಸು ನಾಳೆ ಬಲ ಎಂಬಂತೆ ಅದನ್ನ ಮನಸ್ಸು ಕಚ್ಕೊತಿ. ಬಿಡನಮ್ಮವ್ವ, ಯಾರಿದ್ದೀರಮ್ಮ ಮನೆಯಲ್ಲಿ?
1: ನಿಮಗೆ ಬೇಕಾದವರು ಇದ್ದು ಒಳಗೆ ಬನ್ನಿರಮ್ಮ.
0: ಅಮ್ಮ, ನೀನು ಒಳಗೆ ಹೋಗಿ ಊಟವನ್ನು ಮಾಡು, ಆಮೇಲೆ ನಾವು ಉಡಿ ತುಂಬು ಕಾರ್ಯಕ್ರಮವನ್ನು ಮಾಡುತ್ತೇವೆ. ಅಮ್ಮ ಅಮ್ಮ, ನಾನು ಹೇಳಿದ ಪ್ರಕಾರ ನಿನ್ನ ಮನೆಯಲ್ಲಿ ಗಬ್ಬದು ಬೆಕ್ಕಿದೆ, ಅದಕ್ಕೂ ಹಾಕಿ 10-15 ನಿಮಿಷ ನಂತರ ಅದಕ್ಕವೇನಾಗದಿದ್ದರೆ ನೀನು ಉಣ್ಣು, ಇಲ್ಲವಾದ್ರೆ ಉಣ್ಣಬೇಡಮ್ಮ. ಇಷ್ಟೇ ನಿನ್ನ ಮಗನ ಅಭಿಲಾಷ್ಯ.
1: ನೋಡಿರಮ್ಮ, ನೀವು ಮಾಡುವ ಕಾರ್ಯವನ್ನು ಮಾಡಿ ಮುಗಿಸಿರಿ, ಆಮೇಲೆ ನಾನು ಊಟ ಮಾಡ್ತೀನಿ.
0: ಆಗಲಮ್ಮ,

0: ಅಮ್ಮ ಅವರೇ, ನೀವಾದರೂ ನಿಮ್ಮ ಪತಿರಾಯರ ಹೆಸರನ್ನು ಹೇಳ್ರಮ್ಮ.
1: ಆಗಲೇಮ್ಮ. ಹೊಲಕ್ಕೆ ಒಡ್ಡು ಚಂದ, ಒಡ್ಡಿಗೆ ಗಿಡುವ ಚಂದ, ಗಿಡದಲ್ಲಿ ಪಕ್ಷಿ ಚಂದ, ಪಕ್ಷಿಗೆ ರೆಕ್ಕೆ ಚಂದ, ಆಕಾಶಕ್ಕೆ ಚುಕ್ಕಿ ಚಂದ, ಚುಕ್ಕಿಯಲ್ಲಿ ಚಂದಿರಣೆ ಚಂದ, ಹಣಿಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಮೂಗಿಗೆ ಮೂಗುತಿಯ ಚಂದ, ನನಗೆ ನನ್ನ ಪತಿದೇವರೇ ಚಂದ, ನನ್ನ ಪತಿದೇವರ ಹೆಸರು ಬರಮದೇವರು. ನಡ್ರಮ್ಮ, ಎಲ್ಲರೂ ಊಟ ಮಾಡ ನಡೆಯಿರಿ.
2: ಆಗಲಮ್ಮ.
3: ಅಮ್ಮ, ಹೊಟ್ಟೆಯಲ್ಲಿ ಸಂಕಟ ಎದೆಗೆ ಬಂದು ಗುದ್ದುತ್ತದೆ, ಕಣ್ಣಿಗೆ ಕತ್ತಲ,

0: அம்மா தூதே
1: சகிச்சுக்கொள்ளம்மா சகிச்சுக்கொள்ளு
0: ஹேகி தாழலம்மா
1: அம்மா சகிச்சுக்கொள்ளம்மா
0: தூதே ಈ ಬ್ಯಾಣಿಯನ್ನು ನಾನು ತಾಳಲಾರಣಮ್ಮ ನನಗೆ ಹೊಟ್ಟೆಯಲ್ಲಿ ಸಂಕಟವಾಗಲಿಕ್ಕೆ ಹತ್ತಿದೆ ದೂತೆ ನೀನು ನಗರಿ ಪಟ್ಟಣಕ್ಕೆ ಹೋಗಿ ನನ್ನ ಅಣ್ಣ ನಾರಾಯಣ ಗೌಡನಿಗೆ ನಿನ್ನ ತಂಗಿ ಪ್ರಸೂತಿ ವೇದನೆಯಲ್ಲಿ ಇರುವಳು ಅಂತ ಹೇಳಿ ಸೂಲಗಿತ್ತಿ ಸುಬ್ಬಕ್ಕಳನ್ನು ನಡ ಹಿಡಿಯುವ ನಾಗಮ್ಮನನ್ನು ಕರೆದುಕೊಂಡು ಬಾರಮ್ಮ
1: ಆಗ್ಲಮ್ಮ ನಾನೇ ಆದ್ರೂ ನಗರಿ ಪಟ್ಟಣಕ್ಕೆ ಹೋಗಿ ಈ ಸುದ್ದಿ ಆದ್ರೂ ತಿಳಿಸಿ ಬರ್ತೇನೆ ತಾವು ಶಾಂತಳಾಗಿ ಇರಮ್ಮ
0: ಬೇಗನೆ ಹೋಗಿ ಬೇಗನೆ ಬಂದು ಬಿಡುವಮ್ಮ
1: ಆಗ್ಲಮ್ಮ ನಮಸ್ಕಾರ ರೀ ನಾರಾಯಣ ಗೌಡ್ರ
2: ಮತ್ತೇನು ದೂತಿ ಮತ್ತೇನಾದ್ರೂ ಸಮಾಚಾರವನ್ನು ತೆಗೆದುಕೊಂಡು ಬಂದಿದ್ದಿ
1: ಹೌದು ಗೌಡ್ರೆ ಸಮಾಚಾರ ಆದ್ರೂ ತೆಗೆದುಕೊಂಡು ಬಂದಿರ್ತೇನೆ
2: ಅದಾವ ಸಮಾಚಾರ ಬೇಗನೆ ಹೇಳಮ್ಮ
1: ನೋಡಿ ಗೌಡ್ರೆ ತಾಯಿ ಸೂರಮ್ಮ ಹೊತ್ತು ಹತ್ತಿನ ಬ್ಯಾಳಿ ಕತ್ತಿಲೆ ಕಡದಂತೆ ಆದ ಕಾರಣ ಮತ್ತು ಸೂಲಿಗಿತ್ತಿ ಸುಬ್ಬಕ್ಕಣೆ ಮತ್ತು ನಡ ಹಿಡಿ ನಾಗಮ್ಮನ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿದ್ರು ನೋಡಿ ಗೌಡ್ರೆ
2: ಏನು ದೂತಿ ನನ್ನ ತಂಗಿ ಈಗ ಪ್ರಸೂತಿ ವೇದನೆಂದಿರುವಳೆ
1: ಹೌದು ಗೌಡ್ರೆ
2: ಇರಲಿ ನೀನು ಊಟವನ್ನು ಮುಗಿಸಿಕೊಂಡು ಹೋಗಮ್ಮ ನಾನು ಸೂಲಿಗಿತ್ತಿ ಸುಬ್ಬಕ್ಕ ನಡಹಿಡಿ ನಾಗಮ್ಮ ಇವರನ್ನಾದ್ರೂ ಕಳಿಸಿಕೊಡ್ತಾ ಇದ್ದೀನಿ
1: ಆಗ್ಲಿ ಗೌಡ್ರ ನಾನು ಹೋಗಿ ಬರುತ್ತೇನೆ
2: ಹೋಗಿ ಬರುವಂತವಳಾಗು ಎಲೋ ಸೂರಮ್ಮ ಮಣ್ಣೆ ಬಂಕೆಯ ಬುತ್ತಿಯಲ್ಲಿ ಹಾಕಿದ ವಿಷದ ಕೆಲಸವಾಗಲಿಲ್ಲ ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಕೂಸು ನಾರದನಿಗೆ ಮೃತ್ಯು ಎಂದು ಹೇಳುತ್ತಿದೆ ಈ ನನ್ನ ನೀಲರಮಣವತ್ತಿಗೆ ಇನ್ನೊಂದು ನಿನಗೆ ಹೆಣ್ಣು ಹುಟ್ಟಿದರೆ ನನ್ನ ಗಂಡಿಗೆ ಮೂಲ ನಿನಗೆ ಗಂಡು ಹುಟ್ಟಿದರೆ ನನ್ನ ಹೆಣ್ಣಿಗೆ ಮೂಲಾಗುವುದು ಖಂಡಿತ ಎಲೋ ಸುಬ್ಬಕ್ಕ ನಾಗಮ್ಮ ಈಗಾಗಲೇ ನೀವು ಚಂದನಗಿರಿಗೆ ಹೋಗಬೇಕು ಚಂದನಗಿರಿಯಲ್ಲಿ ಸೂರಮ್ಮ ಹಡಿಯಲು ಕುಳಿತಿದ್ದಾಳೆ ನೀವು ಆಕೆಯ ಸಂರಕ್ಷಣೆ ಮಾಡಲಿಕ್ಕೆ ಹೋಗಬೇಕು
1: ಗೌಡ್ರ
2: ನೀವು ಹೋಗುವ ಮುಂದೆ ಉಕ್ಕಿನ ಉಗ್ರಗಳನ್ನು ಒಯ್ಯಬೇಕು
1: ಯಾಕ್ರಿ ಗೌಡ್ರ ಅದನ್ನು ನಾವೇನ್ ಮಾಡ್ಬೇಕ್ರಿ
2: ಆಗ ಕಾಲು ಬಂದರೆ ಉಕ್ಕಿನ ಉಗುರಿನಿಂದ ಕತ್ತರಿಸಿ ಹಾಕಬೇಕು ರುಂಡ ಬಂದರೆ ರುಂಡವನ್ನು ಕತ್ತರಿಸಿ ಹಾಕಬೇಕು ಯಾರಿಗೂ ತಿಳಿಯಬಾರದು ಆ ಸೂರಮಣಿ ಕೂಡ ಸುದ್ದಿ ಹತ್ತಬಾರದು ಎಚ್ಚರ
1: ಆಗ್ಲಿ ಗೌಡ್ರ ನಾವಾದ್ರೂ ಹೋಗಿ ಬರುತ್ತೇವೆ
2: ಬೇಗನೆ ಹೋಗಿ ಬರುವಂತವರಾಗಿರಿ
1: ಆಗ್ಲಿ ಗೌಡ್ರ ನಾವು ಹೋಗಿ ಬರುತ್ತೇವೆ
2: ನಿಮ್ಮ ಕೆಲಸ ಸರಿಯಾಗಿ ಸಾಗಲಿ
1: ಆಗ್ಲಿಪ್ಪ
2: ಯಾರೋ ಸೂರಮ್ಮ ಇನ್ನು ನೋಡು ಈ ನಿನ್ನ ಅಣ್ಣ ನಾರಾಯಣ ಗೌಡನ ಪ್ರಭಾವ ನೋಡು ನೋಡುವುದರಲ್ಲಿ ಮೇಲವಾಗಿ ಯಮಲೋಕಕ್ಕೆ ಕಳಿಸಿ ಬಿಡ್ತಾ ಇದ್ದೇನೆ
0: ಅಮ್ಮ ಈ ಬ್ಯಾಣಿಯನ್ನು ಹೇಗೆ ತಾಳಲಮ್ಮ
1: ತಾಳಮ್ಮ ತಾಳು
0: ಈ ಬ್ಯಾಣಿಯನ್ನು ಹೇಗೆ ತಾಳಲಿ ಹೊಟ್ಟೆಯಲ್ಲಿ ಸಂಕಟ ಇದಕ್ಕೆ ಬಂದು ಕೂತಿದಂತೆ ಆಗುತ್ತದೆ ಈ ಬ್ಯಾಣಿಯನ್ನು ತಾಳಲಾರೆ
1: ತಾಳಮ್ಮ ತಾಳು ತಂಗಿ
3: ಏನತ್ತಕ್ಕ
1: ನೀನು ಡುಬ್ಬವನ್ನು ಹಿಡಿದುಕೊಂಡು ನಿಲ್ಲು
3: ಆಗಲಿ ಅಕ್ಕ
1: ನಾನು ಸೂಲಗಿತ್ತಿ ಕೆಲಸ ಆದರೂ ಮಾಡುತ್ತೇನೆ
3: ಆಗಲಿ ಅಕ್ಕ
4: ಈ ಮದಾಂಧರು ಸೂರಮ್ಮ ದೇವಿಯ ಗರ್ಭದಿಂದ ಬರುವ ಮಗುವಿನ ಪ್ರಾಣವನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾರೆ ಇವರಿಗೆ ನನ್ನಿಂದ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಹರ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ ಓಂ ತತ್ಸತ್ ಪರ ಬ್ರಹ್ಮಣೇ ನಮಃ
3: ನಾನು ಸ್ವಂಟ ಮುರಿದು ಕಸ ಕಸ ಸುತ್ತಾ ಕಸ ನಯಂಗ್ ಮಾಡಿ ಅವ್ವ ಈಗ
1: ಏ ತಂದೆ ನದಿ ನಾಜಾನ ಗೌದದ ಮನೆ ತಕ್ಕನ ಹೋಗು ನದಿ
3: ನಡಿಯಕ ಹೋಗುಣು
1: ಏ ನಾಜಾನ ಮನ್ಯಾಗ ಅದಿವೇನಿಲ್ಲ
2: ಯಾರವರು ನನ್ನ ಮಣ್ಣಿ ಮುಂದೆ ಬಂದು ಬಗಳುವರು
1: ಯಪ್ಪ ಬಾದ ನಿನಗ್ ಪುಣ್ಯ ಆದಲಿ
2: ಎಲೋ ನಾಗಮ್ಮ ಸುಬ್ಬಕ್ಕ ಏನಿದು ವಿಚಿತ್ರ ಹೀಗಾಗಿ ಬರಲು ಕಾರಣವೇನು
1: ಏನ್ ಹೇಳಿಯಪ್ಪ ಏನ್ ಹೇಳಿದೆ
2: ಎಲೋ ಹೆಬ್ಬಾವಗಳೇ ಕತ್ತಿ ಹಾಗೆ ಏಕೆ ಬಬ್ಬಿಕೊಟ್ಟಿವಿರಿ ಹೋದ ಕೆಲಸವೇನಾಯ್ತು ಸರಿಯಾಗಿ ಬಗಳಿರಿ
1: ಹೋದ ಕೆಲಸಕ್ಕ ನಿನ್ನ ಮುತ್ತುತ್ತ ಬೆಂಚಿ ಹಚ್ಚಿ ಬೆಂಚಿ
2: ತೂ ಹೇಸಿಗಳನ್ನು ತಂದು ಅಡಿಗೆ ಮನೆಯಲ್ಲಿ ಕೂಡಿಸಿದ್ರಂತೆ ಸೋಟಿ ಕೋಸನ್ನು ಕೊಲ್ಲುವುದು ಅದು ಹೇಗೆ ಆಗಲಿಲ್ಲ
1: ಎಲ್ಲಿ ತೋಚ್ ಕೂತದ ಈಗ ಹೌದಾ ತಾಯಿ ಗದಬಿಲ್ಲ ಅಂದ ಬದ ಅಗದ ಬಂಬ್ ಆಗಿ ತಗದ ಬಂಬ್ ನನ್ನ ಹಲ್ಲಿಗೆ ಬದಿತ್ತು ನನ್ನ ಯಾವ್ದು ಹಲ್ಲು ಹದದು ಅಕ್ಕಿ ತಂತ ಕೊದಿತ್ತು ಅಕ್ಕಿ ತಂತ ಮುದಿತ್ತು
2: ಥೂ ಆಳು ಮಾಡಿದ್ದು ಹಾಳು ಮಗಳು ಮಾಡಿದ್ದು ಮಧ್ಯಮ ತಾನು ಮಾಡಿದ ಉತ್ತಮ ಎಂಬ ಮಾತ ಸುಳ್ಳ ಆಗಲಾರದು ಬೇಡ ಬೇಡ ಇದಕ್ಕೆ ನಾನೇ ಅನಿಯಾಗಿ ನಿಲ್ಲಬೇಕು
1: ಯಪ್ಪ ನೀ ಅನಿಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮದುವೆಯಾಗಿ ಯಾಕೆ ನಿಲ್ಲೋ ಲೆಕ್ಕ ಮೊದಲು ನಮ್ಮ ಆನೆ ಕದಿ ಮಾಡೋ ಹರದಪ್ಪ
2: ಅಂದರೆ ಈ ಪೀಡೆ ಕಳೆದು ಹೋಗುವುದು

ಹಾಕಿಕೊಳ್ಳಲು ಕೊಟ್ಟ ಉಕ್ಕಿನ ಉಗುರಿನಿಂದ ಕೆಲಸವಾಗಲಿಲ್ಲ. ಇನ್ನು ಮೇಲೆ ಮೇಲವಾಗಿ ಚಂದನಗಿರಿಗೆ ಹೋಗಬೇಕು. ಚಂದನಗಿರಿಯಲ್ಲಿ ಸೂರಮ್ಮ ತನ್ನ ಕಂದನೊಡನೆ ಕುಳಿತಿರುತ್ತಾಳೆ.

0: ಆಗ್ತೈತಿ.
1: ಏನ್ ಚಲೋ ಆಯ್ತಮ್ಮ, ಟೇಕ್ ಬರಮ ದೇವ್ರನ್ನ ಓದತ್ ನೋಡುವ.
0: ನೋಡ್ರಮ್ಮ, ನನ್ನ ಮಗನಿಗೆ ಜೋಗಳವನ್ನು ಹಾಡಿ ನಾಮಕರಣವನ್ನು ಮಾಡಿ.
1: ಆಗ್ರಮ್ಮ.
2: ಓ ಅಮ್ಮ, ತಾಯಿ ಸೂರಮ್ಮ ದೇವಿ ಮಣಿ ಅಂದ್ರೆ ಇದೇ ಏನಮ್ಮ?
1: ಹೌದಪ್ಪ, ತಾಯಿ ಸೂರಮ್ಮ ದೇವಿ ಮಣಿ ಅಂದರೆ ಇದೇ. ಸೂರಮ್ಮ ದೇವಿ ಆಳ ಮನಿಸಾರಂದ್ರು ನಾವೇ.
2: ಓ ಅಮ್ಮ, ಆ ತಾಯಿ ಇದ್ರೆ ಸ್ವಲ್ಪ ಹೊರಗಡೆ ಕಳಿಸಿಕೊಡ್ರಮ್ಮ.
1: ಆಗ್ಲಯ್ಯ, ಅವ್ರಾದ್ರೂ ಕಳಿಸಿಕೊಡುತ್ತೇವೆ. ಅಮ್ಮ, ಬಾಗಿಲಲ್ಲಿ ಜಂಗಮರ ಬಂದು ನಿಂತಿರುವರು.
0: ಬನ್ನಿ ಸ್ವಾಮಿ, ನನ್ನಪ್ಪ ಬಡವರ ಮನೆಗೆ ಭಾಗ್ಯ ದೇವತೆ ತಾನಾಗೆ ಬಂದಂತಾಯಿತು.
2: ಆಗಲಿ ಅಮ್ಮ.
0: ನನ್ನಪ್ಪ, ಇವತ್ತು ನನ್ನ ಮಗನ ನಾಮಕರಣವಿರುತ್ತದೆ. ನನ್ನ ಮಗನಿಗೆ ನಾಮಕರಣವಾದ ಕೂಡಲೇ ಊಟವನ್ನು ಮುಗಿಸಿಕೊಂಡು ದಕ್ಷಿಣವನ್ನು ತೆಗೆದುಕೊಂಡು ಹೋಗಿರಿ.
2: ಆಗಲಿ ತಾಯಿ, ಹಾಗೆ ಮಾಡುವೆನು.

0: ಆಹಾ, ಎಂತ ಧೀರ ಮಗಳು ಜನಿಸಿದ್ದಾನಮ್ಮ ನಿನ್ನ ಉದರದಿಂದ. ಅಂಗಾಲಲ್ಲಿ ಪದ್ಮ, ಅಂಗೈಯಲ್ಲಿ ಪದ್ಮ, ನೆತ್ತಿಗೆ ಸತ್ತಿಗೆ ಸಾವಿರ ಸುಳಿ, ಬೆಳ್ಳಿಯ ಹೊಕ್ಕಳು. ಇವನ ಹೆಸರು ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿ ತಾಯಿ.
1: ಆಗಲಿ ನನ್ನಪ್ಪ, ನನ್ನ ಮಗನಿಗೆ ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡುತ್ತೇನೆ. ದೂತೆ, ನನ್ನ ಮಗನಿಗೆ ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಎಂದು ನಾಮಕರಣ ಮಾಡಿಬಿಡಮ್ಮ.
2: ಆಗಲಿ ಅಮ್ಮ.
1: ಸಿದ್ಧ ಭೀರೇಶ, ಸಿದ್ಧ ಭೀರೇಶ ಕುಡ್ರ.

0: ಕೇಳಿರಿ ಕೇಳಿರಿ, ಒಂದು ಹಕ್ಕಿಪಣ ಕಟ್ಟಿನ್ರಿ, ಆಯ್ತಾ? ರಮಾಸ್ ದಿನ ಹುಟ್ಟಿದ ಕೂಸ, ಅದರಿಂದ ಬಾಳ ದುಃಖ ಆಗುದೈತ್ರಿ ಗೌಡ್ರ. ಬಾಳ
1: ನೋಡ್ರಿ ಮಗ, ಎಲ್ಲ ಗೋಳ ನಾನು ಮಳ ಹತ್ತಿಳ್ದೇನ್ ಲೇ ಮಗನ.
2: ಏನ್ ಪಾ ಬುಡ್ಬುಡಿಕೆ ಮಾತು ಕೇಳ್ಕೊತ ನಿಂತಿಲ್ಲ ಅವಳೆ.
3: ಏ ಬುಡ್ಬುಡಿಕೆ ಬಂದನಪ್ಪ, ಮಲಯಾಳ ದೇಶದ ಬುಡ್ಬುಡಿಕೆ ಅಂತೇಳಿ ಅವ ಹಕ್ಕಿ ಪಣ ಕಟ್ಟ್ಯಾನತ್ತ. ಮತ್ತೇನೋ ಕೂಸಿಂದ ಒಂದು ದುಃಖದ ಸಮಾಚಾರಿ ಬಂದತ್ತ, ಅದನ್ನ ಸಕನ ಹೇಳಕ್ ಬಂದಾನತ್ತ. ಎಲ್ಲರೂ ಕೂಡಿ ವಿಚಾರ ಮಾಡಬೇಕಾಗೈತಿ ಸದ್ಯಕ್ಕೆ.
2: ಸುಮ್ಮನಿಂದ್ರಂಗ ನಾವೇನಿದ್ದಲ್ಲ ಹೇಳ್ಬಿಡ್ಲಿ ಬಿಚ್ಚ.

0: ಹೇಳಪ್ಪ ಪಡ್ಬಿಡಿಕೆ.
1: ಅಚ್ಚ ಕನ್ನಡದಾಗ ಬಿಚ್ಚಿ ಹೇಳ್ತೀನಿ ತಿಳುಕಾ ಗೌಡ, ಹಿಂಗ ಕೇಳಿದ್ರೆ ತಿಳಿಸಿ ಹೇಳ್ತೀನಿ ಗೌಡ. ಹಕ್ಕಿ ಪಣ ಬಹಳ ಸುಮಾರಾಗೈತಪ್ಪ ಗೌಡ, ಹೇಳಲಾಕ ನನಗೊಂದು ಇಟ್ಟ ಅನುಮಾನ ನೋಡ ಗೌಡ.
0: ಬುಡ್ಬುಡ್ಕ್ಯಾನ ಮಾತು ಬುಡ್ತಾನ ಸುಳ್ಳತ್ತ. ಹಿರಿಯರು ಹೇಳಿದ ಶಾಸ್ತ್ರತಿದ, ಇವು ಏನ್ ಹೇಳ್ತಾನೋ ಏನಿಲ್ಲೋ ಎಲ್ಲ ಗೊಳ್ಳತಿ ಪಕ್ಕ ವಿಚಾರ ಮಾಡಿದಾಗ ಹೇಳ್ತಾನ.
2: ಬುಡ್ಬುಡ್ಕ್ಯಾನ ಮಾತು ಸ್ವಲ್ಪ ಸಂಶಯ ಬರ್ಲಾಯ್ತಾವ. ಅವ ಹಕ್ಕಿಪ್ಪನ ಕಟ್ಟಿದ ಮಾತ ಎಂದು ಹುಷಿ ಆಗುದಿಲ್ಲ. ಅವ ಅವನು ಏನಿದ್ದಿದೆಲ್ಲ ಸರಿಯಾಗಿ ಬಿಚ್ಚಿ ಕೇಳಿಬಿಡ್ನು.
3: ನಮ್ಮ ತಾಯಿ ಸ್ವಲ್ಪ ಬಹುಶಃ ಹೇಳ್ಪ ನೋಡುನು.
1: ಓಹೋ, ನಾನು ಬೇಡಿದ್ದನ್ನು ಕೊಡ್ತೇನೆ ಅಂದ್ರೆ ವಚನ ಕೊಡ್ತಾಯಿ ಹೇಳ್ತಾ ಇದ್ದೀನಿ.
3: ತೆಗೆದುಕೊಳ್ಳಪ್ಪ ವಚನವನ್ನು.
1: ಓಹೋ, ನಾನು ಬೇಡಿದ್ದನ್ನು ಕೊಡಲು ಸಿದ್ಧಳಾಗಿ ನಿಂತಿದ್ದಲ್ಲಮ್ಮ ತಾಯಿ. ನೋಡಮ್ಮ ತಾಯಿ, ಊರ ಮಂದಿ ಬಂದು ನಿಮಗೆ ಬಹಿಷ್ಕಾರ ಹಾಕುತ್ತಾರೆ. ಏನಂದರೆ ನೀನು ನಿನ್ನ ಕಂದನನ್ನು ಚಂಡ ಹಿಡಿದ ಊರ ಹೊರಗೆ ತಳ್ಳಿಬಿಡುತ್ತಾರೆ. ಇಷ್ಟೆಲ್ಲ ಸಂಕಟ ಮಾಡುವುದಕ್ಕಿಂತ ಸುಮ್ಮನೆ ನಿನ್ನ ಮಗನನ್ನು ನನಗೆ ದಾನವನ್ನಾಗಿ
3: ನೀಡಿಬಿಡುತ್ತಾರೆ. ಅವನಿಗೆ ಬೇಕಾದರೆ ಮುತ್ತು ಮಾಣಿಕ್ಯವನ್ನು ನೀಡಿ ಕಳಿಸಿಬಿಡಮ್ಮ. ವಚನವನ್ನು ತೆಗೆದುಕೊಂಡು ನಮ್ಮನ್ನು ಮೋಸ ಮಾಡಿ ಬಿಟ್ಟಳಮ್ಮ. ನನ್ನ ಮಗನನ್ನು ದಾನವಾಗಿ ಬೇಡುವುದು ನನಗೆ ಗೊತ್ತಿದ್ದರೆ ನಾನು ವಚನ ಕೊಡುತ್ತಿದ್ದಿಲ್ಲವಮ್ಮ. ಮೋಸದಿಂದ ಬುಡುಬುಡಿಕೆ ನನ್ನ ಮಗನನ್ನು ದಾನವಾಗಿ ನಾನು ನನ್ನ ಮಗನನ್ನು ದಾನವಾಗಿ ಹೇಗೆ ಕೊಡಲಿ? 9 ತಿಂಗಳ ಹೊತ್ತು ಹೆತ್ತು ಈಗ ನನ್ನ ಮಗನನ್ನು ನನ್ನ ಕೈಯಿಂದ ದಾನವಾಗಿ ಹೇಗೆ ಕೊಡಲಿ ದೂತೆ? ನನ್ನ ಮಗನನ್ನು ದಾನವಾಗಿ ಬೇಡುತ್ತಾನೆಂದು ನನಗೆ ತಿಳಿದಿರಲಿಲ್ಲವಮ್ಮ. ನಾನು ಏನು ಮಾಡಲಿ ದೂತೆ?
1: ಓ ತಾಯಿ, ಕೊಡುತ್ತೇನೆ ಅಂದ್ರೆ ಕೊಡಿ, ಇಲ್ಲವಾದರೆ ಬಿಡಿ. ಅಪಮಾನವಾಗುವ ಕಾಲದಲ್ಲಿ ನನ್ನನ್ನು ನೆನೆಸುವಿರಿ ತಾಯಿ.
3: ದೂತೆ, ನಾನು ವಚನ ಕೊಟ್ಟ ಪ್ರಕಾರ ನಾನು ದಾನವು ಕೊಡಲೇಬೇಕಮ್ಮ. ನನ್ನ ಮಗನನ್ನು ದಾನ ಕೊಡುವುದಾಯಿತಮ್ಮ. ತೆಗೆದುಕೊಳ್ಳಪ್ಪ ಬುಡುಬುಡಿಕಾಯಿ ನನ್ನ ಮಗನು.
1: ಓ ತಾಯಿ, ಈಗ ಬೇಡ. ನಾನು ದೈತರ ಕೈಯಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ. ನೀನು ತೊಟ್ಟಿಲ ಶೃಂಗಾರ ಮಾಡಿ ಅವರ ಕೈಯಲ್ಲಿ ಕೊಡುತ್ತಾಯಿ, ನಾನು ಬರುತ್ತಾ ಇದ್ದೇನೆ.
3: ದೂತೆ ಅಮ್ಮ, ನಾನು ಹೇಗೆ ಮಾಡಲಮ್ಮ? ಸೂರಮ್ಮ ದೇವಿಯ ಮನೆ ಇದೆಯಪ್ಪ, ತಾವು ಯಾರಪ್ಪ?
4: ನಾವು ದೈತರ ತಾಯಿ.
3: ನಿಮ್ಮನ್ನು ಯಾರು ಕಳಿಸಿರುವರಪ್ಪ? ನನ್ನ ಮಗನನ್ನು ಒಯ್ಯಲಿಕ್ಕೆ ಬಂದಿರೇನಪ್ಪ?
0: ಒಯ್ಯಲಕ್ಕೆ ಬಂದಿವ್ ತಾಯಿ.
3: ದೂತೆ,
5: ಏನಾಯ್ತಮ್ಮ?
3: ನನ್ನ ಮಗ ಸಿದ್ಧ ವೀರೇಶ ನಮ್ಮನ್ನು ಬಿಟ್ಟು ಪರದೇಶಿಯಾಗಿ ಹೋಗುವನಮ್ಮ. ಅವನಿಗೆ ಹಾದಿಯಲ್ಲಿ ಹಸಿವೆ ಆದ್ರೆ ಉಣಿಸುತ್ತಾರೆ. ತೊಟ್ಟಿಲ ಸಿಂಗಾರವನ್ನು ಮಾಡಿಕೊಂಡು ಹಾಲು ಬಾಣನ್ನು ಸಿದ್ಧಪಡಿಸಿಕೊಂಡು ಬಾರಮ್ಮ.
5: ಆಗಲಮ್ಮ, ಹಾಲು ಬಾಣವಾದರೂ ಸಿದ್ಧಪಡಿಸಿಕೊಂಡು ಬರುತ್ತೇನೆ.
3: ಕಂದಾ, ತಾಯಿಯನ್ನು ಬಿಟ್ಟು ಹೋಗುವೇನಪ್ಪ? ನೋಡಿರಪ್ಪ, ನನ್ನ ಮಗನನ್ನು ನೀವೇ ಎತ್ತುಕೊಂಡು ಹೋಗಿಬಿಡಿ.
0: ಎಂತ ಸತ್ಯ ಪುರುಷದಾನು, ಅವನ ತೊಟ್ಲು ಬಂತು ಯಾವಾಗಲೂ ಇದು ಒಟ್ಟು ಕೈ ಬಿಟ್ಟು ಕಡೆಕಾಗವಲ್ದು, ಭೂಮಿ ಬಿಟ್ಟು ಮ್ಯಾಲ ಬರವಲ್ದು. ಎಂತ ಸತ್ಯ ಪುರುಷಿಮ, ನಮಗಂತೂ ತೊಟ್ಲು ನಿಗುವಲ್ದು. ಅವ್ರ ತಾಯಿ ಬರುತ್ತಾಳೆ ಸದ್ಯಕ್ಕೆ, ಅವಸರ ಮಾಡಿ ನಿಗುವನು.
2: ಹೌದು, ಅವ್ರ ತಾಯಿಗೆ ನಮಸ್ಕಾರ ಮಾಡಿಬಿಡೋಣ.
0: ತಾಯಿ, ನಮಗಂತೂ ತೊಟ್ಲು ನಿಗುಲಿಲ್ಲ, ನೀನ ಕೈ ಮುಟ್ಟ ಹೊರಿಸಬೇಕು.
3: ನನ್ನ ಮಗನನ್ನು ಇನ್ನು ಏಕೆ ಒಯ್ದಿಲ್ಲವಪ್ಪ?
2: ತಾಯಿ, ಏನು ಮಾಡಿದ್ರು ನಗುಲಿಲ್ಲಮ್ಮ?
3: ವೀರೇಶ, ತಾಯಿಯ ಕೈಯಿಂದ ಮನೆಯನ್ನು ಬಿಟ್ಟು ಹೋಗಬೇಕೆನ್ನುವೇನಪ್ಪ? ಕಂದ, ಇನ್ನೊಮ್ಮೆ ನಿನ್ನ ತಾಯಿಯ ಮಲೆ ಹಾಲನ್ನು ಕುಡಿದು ಮನೆ ಬಿಟ್ಟು ಹೋಗಿಬಿಡಪ್ಪ ಕಂದ.
6: Hey!

0: ಕಳಿಸಿ ಬಿಡಮ್ಮ.
1: ತಾಯಿಯನ್ನು ಒಬ್ಬಳನ್ನಾಗಿ ಮಾಡಿ ನೀನು ಒಬ್ಬನೇ ಹೋಗಿ ಬಿಡುವೇನಪ್ಪ ಕಂದ. ಬುಡುಬುಡಿಕ್ಯ, ನಿನ್ನನ್ನು ದಾನವಾಗಿ ಬೇಡುವುದು ಗೊತ್ತಿದ್ದರೆ ವಚನ ಕೊಡುತ್ತಿದ್ದಿಲ್ಲ ಕಂದ. ತಾಯಿ ಇರುವಾಗಲೇ ಪರದೇಶಿ ಆಗುವುದು ಬಂತೇನು ಕಂದ? ಕಂದ,
0: ತಾಯಿ ಹೊರಿಸಿ ಕಳಿಸಿ ಬಿಡಮ್ಮ ಬೇಗನೆ.
1: ಕಂದ ಹೋಗಿ ಬಾರಪ್ಪ ಕಂದ, ಕಂದ ಹೋಗಿ ಬಾರಪ್ಪ, ಹೋಗಿ ಬಾ ಸಿದ್ಧ ಬೀರೇಶ.
2: ಬೀರೇಶ, ನನ್ನ ಬಿಟ್ಟು ಹೋಗಿಬಿಡಪ್ಪ, ನಿನಗೆ ಸೋಲ ಸತ್ತಿಗೆ ನೆರಳಾಗಲಿ, ಒಡ್ಡಿ ಒಳಗಾಗಲಿ, ನೆಲ್ಲಕ್ಕಿ ಬಾಣಾಗಲಿ, ಪಲ್ಲಕ್ಕಿ ಪದಿಯಾಗಲಿ, ಜಗತ್ತಿನಲ್ಲಿ ಸಿದ್ಧವೀರೇಶ ಎಂಬ ನಾಮ ಯಾವಾಗಲೂ ಉಳಿಯಲಿ. ಸಿದ್ಧವೀರೇಶನಿಗೆ
3: ಜೈವಾಗಲಿ.
2: ಸಿದ್ಧವೀರೇಶನಿಗೆ
3: ಜೈವಾಗಲಿ.
2: ಸಿದ್ಧವೀರೇಶನಿಗೆ
3: ಜೈವಾಗಲಿ.
2: ವೀರೇಶ,
4: ಏ ಈ ಕುಸಿನ ರುದ್ರಭೂಮಿಗೆ ಒಯ್ಯನು, ಹೋದ ಅಲ್ಲಿ ಕಡದ ಕೆಸಿಂದ ನಾರಾಯಣಗೌಡಗೆ ಹೋದ ನೆತ್ರ ಕೊಡುವನು.
0: ಆಗಲಿ ನಡಿಯಪ್ಪ ಹೋಗುಣ. ಏ ಇಲ್ಲೇ ಇಳಿಸುವ ಕಾರ್ ರುದ್ರಭೂಮಿ ಬತ್ತು.
4: ಏ ಇಳಿಸಿದಂಗ ಆತು, ತೊಟ್ಟಲ್ದಾಗ ಏನೋ ಗಮ ಗಮ ನಾರ್ತೈತ್ ನೋಡು.
0: ಹೌದಲು, ಏ ತೊಟ್ಟದಾಗ ಏನ ಗಮ ಗಮ ನಾರ್ತತೆ ಅದನ್ನ ಮೊದಲು ಶಾಂಪಲ್ತೆಂದು ನೋಡ್ತನ.
4: ಏ ಇಬ್ರು ಕೂಡ ತಿನ್ನೋಣ ಇಟ್ಟಿಟ.
0: ಏ ಬ್ಯಾಡ, ಅದ್ರಾಗ ಇಸಾಗಿಸ ಹಾಕಿದ್ರಂದ್ರ ಇಬ್ರು ಕೂಡ ಸತ್ ಹೋಗದಕ್ಕತ್ತೆ. ನಾವು ಅಪ್ಪನ ಶಾಂಪಲ್ತೆಂದು ನೋಡ್ತನ.
4: ಹೋ ತಿಂದು ನೋಡು, ನೀರ ಈಸದ ಕುಡಿ ಕಾಡ್ರ ಭೂಮಿ ಐತಿದ.
0: ಏ ನೀರ್ ನನಗಾಸು.
4: ಏ ನನಗಾಸು.
0: ಹಾ, ಏನ ಕುಸಿನ ಕಡಿದ ಯಾರು?
4: ನೀನ ಕಡಿಪಾ.
0: ನಾನ ಕಡಿಲಿ?
4: ಹ್ಮ್.
0: ಹಾ, ಇಟ್ಟೋತನ ಅವಂದ ಅಣ್ಣ ತಿಂದಿವ್ ಅವ್ನ ಹೆಂಗ್ ಕಡಿದು?
4: ಏ ಅದಕ್ಕ ನನಗ ನೇಗುದಲು. ಅಣ್ಣ ತಿಂದವ್ರ ಮ್ಯಾಲ ಅನ್ಯಾಯ ಬೇಡ ಬೇಡ ತಿರಾರ ನೇಮ ಐತಿ. ಮತ್ತ ನಾರಾಯಣಗೌಡ್ರ ಮನ್ಯಾಗ ಮೂರು ಬಂಡಿ ಅಣ್ಣ ಆರ್ ಕೂಡ ನೀರ್ ಕುಡಿದ್ರು ಸಾಲ್ತಿದ್ದಿಲ್ಲ. ಪರ್ಯಾಣ ಕಿತ್ತಡಿ ಇನ್ನ ತಿಂದ ಉಳದೈತಿ.
0: ಏ ಮತ್ ನಾರಾಯಣಗೌಡ್ ಸುದ್ದಿ ಏನ್ ಹೇಳುದು? ಇಲ್ಲೇ ಅದನ್ನ ಕುಸಿನ ಬಿಟ್ಟು ಹೋದ್ರ.
4: ಏ ನಮಗಾಗಿ ನೋಡು, ರಟ್ಕೊಂಡ ಹಣ್ಣಾಗಿ ನಿಂತೈತಿ.
0: ಹಾ,
4: ಅದನ್ನ ಒಂದ ಕಾಯಿ ಹರದ ರಕ್ತ ಬಟ್ಟಲ್ದಾಗ ಹಿಂಡ್ಕೊಂಡ ಹೋದ ನಾರಾಯಣಗೌಡ್ ತೋರಿಸ್ಬಿಡುನು.
0: ಏ ಹೌದಲೇ, ಇದ ಬರಾಬರಿ. ಈ ಕುಸಿನ ಇಲ್ಲ ಬಿಟ್ಟು ಹೋಗಣು, ಇಲ್ಲ ಹದ್ರ ಕಾಗಿರ ಏನ್ ಯಾಕೆ ಕರ್ಕೊಂತ ನೋಡತ್ತ. ಇಲ್ಲ ಕಂಚಿನ ಆರ್ದ ಮರಕ್ಕೆ ಕಟ್ಟಿ ಹೋಗ್ಬಿಡು. ನಡಿ ನಡಿಯನ್ ಹೋಗಣು.
5: ಇಂದಣ್ಣು ಇಂದಣ್ಣು ಆರು ಸುಟ್ಟರೆ ಅರ್ಗಾಡ, ಮೂರು ಸುಟ್ಟರೆ ಸುಡಗಾಡ, ಕಾಂತಾರ ಒಣ ಕಾಡ ರುದ್ದರ ಭೂಮಿಯಲ್ಲಿ ನನ್ನ ದೈತರು ಕೊಂದು ರಕ್ತವನ್ನು ತೆಗೆದುಕೊಂಡು ಬರುತ್ತಾರೆ. ಇಲ್ಲೇ ಹಾದಿ ಕಾಯುತ್ತಾ ನಿಲ್ಲಬೇಕು.
6: ನಮಸ್ಕಾರ.
5: ಏನು ದೈತರೆ, ಹೋದ ಕೆಲಸವೇನಾಯಿತು ಸರಿಯಾಗಿ ಹೇಳಿರಿ.
0: ಹೋದ ಕೆಲಸ ಸರಿಯಾಗಿ ಮಾಡ್ಕೊಂಡ್ ಬಂದಿ ನೋಡ್ರಿ.
5: ಏನು ದೈತರೆ, ನಿಮ್ಮ ಮಾತಿನಲ್ಲಿ ನಾನು ನಂಬಲಾರಿ.
0: ಮತ್ ಹ್ಯಾಂಗ್ರಿ?
5: ಏನಾದ್ರೂ ಒಂದು ಕೂಣವನ್ನು ತೆಗೆದುಕೊಂಡು ಬಂದಿರಿ ಅಥವಾ ಹಾಗೆ ಬಂದಿರಿ.
0: ಕಡದ ರಕ್ತಗಳ ತಂದಿ ನೋಡ್ರಿ ಬಟ್ಟಲ್ದಾಗ.
5: ಶಹಬಾಯ್, ಇದ್ದರೆ ನಿಮ್ಮಂತವ್ರು ಇರಬೇಕು ಜಗತ್ತಿನಲ್ಲಿ ದೈತರು. ಎಲೋ ದೈತರೆ, ನೀವು ಏನಾದ್ರೂ ಆಸ್ತಿವನ್ನು ಬೇಡುವುದಾದ್ರೆ ಬೇಡಿಬಿಡಿ. ನಿಮಗೆ ಬೇಡಿದ ಆಸ್ತಿಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಿರ್ತೇನೆ.
0: ನಮ್ಗೊಂದು ಹತ್ತು ಕೋರಿ ಹಚ್ಚಬೇಡಿ ನನಗೆ ಒಬ್ಬಗ.
5: ದೈತರೆ, ನಿಮಗೆಲ್ಲವನ್ನು ನನ್ನ ಆಸ್ತಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ.
0: ಆಗಲ್ರಿ,
4: ಹೋಗಿ ಬರ್ತೀರಿ.
0: ಹೋಗಿ ಬರ್ತೀರಿ. ನಮಸ್ಕಾರ.
5: ಹೋಗಿ ಬರುವಂತವರಾಗಿರಿ. ಎಲೋ ಸೂರಮ್ಮ, ನಾನು ಹಾಕಿದ ಪಣವು ಕಡೆಗೊಂಡಿತು. ಆನಂದವೇ ಆನಂದ.
7: ತಂಗಿ, ನಾವೀಗ ಅಡವಿಗೆ ಬಂದೇವೆ. ಎಲ್ಲಿ ಅಳುವ ಕೂಸಿನದಲ್ಲಿ ಕೇಳಿಸಿ ಬರ್ತಾ ಇದೆಯಲ್ಲ, ಮುಂದಕ್ಕೆ ಹೋಗಿ ಸ್ವಲ್ಪ ವಿಚಾರಿಸೋಣ.
8: ಆಗಲಿ ಅಕ್ಕ, ಮುಂದಕ್ಕೆ ಹೋಗಿ ನೋಡೋಣ.
7: ತಂಗಿ, ಇದು ನೋಡು, ಗಂಡು ಮಗು. ತಂಗಿ, ಈ ಮಗು ನನಗೆ ಸಲ್ಲತಕ್ಕದ್ದು. ಈ ಮಗುವನ್ನು ನಾನೇ ಹೋಯ್ತೀನಿ.
8: ಇಲ್ಲವ ಅಕ್ಕ, ಮಗು ನನಗೂ ಬೇಕು.
7: ತಂಗಿ, ನಾವು ಅಕ್ಕ ತಂಗಿಯರು ಈ ಕೂಸಿನ ಸಲುವಾಗಿ ಜಗಳಾಡೋದು ಬೇಡ. ಎಲ್ಲರೂ ಅಯ್ಯ ಇದು ಸುತ್ತವನ್ನು ಹಾಕೋಣ. ಮಲಿ ಹಾಲು ಯಾರಿಗೆ ಬೀಳುತ್ತವೆ ಅವರೇ ಕಂದನನ್ನು ಓದ ಬಿಡುವನ.
8: ಅಕ್ಕ, ನನ್ನ ಮಲಿಗೆ ಅವರು ಹಾಲು ಬೀಳಿಲ್ಲ.
7: ಹಾ ತಂಗಿ, ತಂಗಿ, ನನಗಾದ್ರೂ ಮಲಿ ಹಾಲು ಬಿದ್ದು. ತಂಗಿ, ಈ ಕೂಸನ್ನು ಇಬ್ಬರಿಗೆ ಸಲತಕ್ಕದ್ದು.
8: ಆಗಲಿ ತಂಗಿ, ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
7: ತಂಗಿ, ಇಲ್ಲಿ ಹಸ್ತು ಮಾನಗಳ ಮುಣಿಗಿದಂತವಾಯ್ತು. ಇಲ್ಲೇ ಸ್ವಲ್ಪ ವಸ್ತಿಯನ್ನು ಮಾಡೋಣ.
8: ಆಗಲಿ ಅಕ್ಕ, ಇಲ್ಲೇ ಆದ್ರೂ ವಸ್ತಿಯನ್ನು ಮಾಡೋಣ.
7: ಇಲ್ಲಿ ಬಾಗಿನಾಡ ಬಕನಾಥನ ಇರುವನು. ಇವನ ಹತ್ತಿಯಲ್ಲಿ ಸ್ವಲ್ಪ ಜಾಗವನ್ನು ಇಸಿದಕೊಂಡು ಇಲ್ಲೇ ವಸ್ತಿ ಮಾಡಿ ಬಿಡುವನ. ಬಕನಾಥ, ಬಕನಾಥ.
9: ಯಾರು ನೀವು?
7: ನಾವು ಚಂಚಲಿ ಮಾಯಕ್ಕಣ ಇರುತ್ತೇವೆ.
8: ನಾನು ಮಾಯಕ್ಕನ ತಂಗಿ ಯಂಕವಣ್ಣಾದ್ರೂ ಇರ್ತೇನೆ.
9: ಇದುವರೆಗೂ ಇಂಥ ಸುಂದರ ಸ್ತ್ರೀಯರನ್ನ ನಾನು ಕಂಡಿದ್ದೇ ಇಲ್ಲ.
6: ಬಂತು. ಹುಲಿಯ ಬಾಯಲ್ಲಿ ಇಲಿ ಬಂದು ಸಿಕ್ಕಂತಾಯಿತು. ಮೋಸದಿಂದ ಇವರನ್ನು ಅರಮನೆಯ ಒಳಗೆ ಕಳಿಸಬೇಕು. ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಇಲ್ಲಿ ಅರಮನೆ ಇಲ್ಲಿ ಇಲ್ಲಿ ಹೋಗಿ ಇಲ್ಲೇ ಹೋಗಿ.
7: ತಂಗಿ, ಇದರಲ್ಲಿ ಏನೋ ಸ್ವಲ್ಪ ಮೋಸವಿದ್ದಂತೆ ಕಾಣಿಸ್ತಾ ಇದೆ.
10: ಹೌದಕ್ಕ,
7: ಇಲ್ಲಿ ನಿಂತು ಸ್ವಲ್ಪ ವಿಚಾರ ಮಾಡೋಣ.
6: ಇನ್ನೆಲ್ಲಿ ವಿಚಾರ ಮಾಡ್ತೀರಿ? ವಿಚಾರ ಮಾಡ್ತಾರಂತೆ ವಿಚಾರನ. ಸುಂದರ ತರುಣಿಯರು, ಈ ನಿಮಿಷಾರ್ಧದಲ್ಲಿ ನಿಮ್ಮಿಬ್ಬರ ಶೀಲರನ್ನ ಮಾಡಿಬಿಡ್ತೀನಿ. ಯಾರು ಬರ್ತಾರ ಬರ್ಲಿ ನನ್ನ ಮೇಲೆ.
7: ಎಲೋ ಪಕ್ಕನಾಥ, ನಿನ್ನ ಮೀಸೆಯನ್ನು ಕಿತ್ತ ನಾನು ಹಚ್ಚಲಿಲ್ಲ. ನನ್ನ ಹೆಸರು ಚಂಚಲಿ ಮಾಯಕ್ಕಣೆ ಅಲ್ಲ.
10: ನಾನು ಮಾಯಕ್ಕನ ತಂಗಿ ಎಂಕವನೇ ಅಲ್ಲ.
7: ಅಮ್ಮ, ನನ್ನೇಗೆ ಕೂಗಿ ಕರೆದಿ ಅಮ್ಮ? ಕಂದ ಬಾಗಿನಾಡ ಬಕನಾಥನು ನನ್ನ ಮೇಲೆ ಮೋಹ ಮಾಡಿದ್ದ, ಅದರ ಸಲುವಾಗಿ ನಿನ್ನ ಕೂಗಿ ಕರೆದೇಬೇಕಂದ.
10: ಅಮ್ಮ, ಆ ಬಾಗಿನಾಡ ಬಕನಾಥನು ಎಲ್ಲಿರುವನಮ್ಮ?
7: ಕಂದ, ಆ ಬಾಗಿನಾಡ ಬಕನಾಥನು ಇದೇ ಕವಿಯಲ್ಲಿ ಇರುವನು.
6: ಓಹೋ, ಈ ಸುಂದರ ತರುಣಿಯರ ರಕ್ಷಣೆಗೆ ನೀನು ಬಂದಿದ್ಯಾ ಚೋಟುದ್ದ ಹುಡುಗ?
7: ಎಲೋ ಬಾಗಿನಾಡ ಬಕನಾಥ, ನಿನ್ನ ಮರ್ದನ ಮಾಡುವನಗೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ಕೊದಳಿಗೆ ನಂದನವನವನ್ನು ಬಿಟ್ಟು ನನ್ನ ತಾಯಿಯನ್ನು ಕರೆದುಕೊಂಡು, ನಿನ್ನನ್ನು ಮರ್ದನ ಮಾಡುವುದಕ್ಕೋಸ್ಕರ ನನ್ನ ತಾಯಿಯನ್ನು ಕರೆದುಕೊಂಡು ಬಾಗಿನಾಡಿಗೆ ಬಂದಿದ್ದೇನೆ. ಈ ಭೂಮಿಯ ಮೇಲೆ ನಿನ್ನ ಪಾಪವು ತುಂಬಿ ತುಳುಕಲಿಕ್ಕೆ ಹತ್ತಿದೆ. ಹಿಂದಕ್ಕೆ ನೀನು ಎಷ್ಟೋ ಸಾಧ್ವಿ ಶಿರೋಮಣಿಯರ ಶೀಲವನ್ನು ಕೆಡಿಸಿದ ಪಾಪಿನಿ, ಈಗ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಪಾತಾಳಕ್ಕೆ ತುಳಿದು ನಾನು ಮುಂದಕ್ಕೆ ಹೋಗುತ್ತೇನೆ.
6: ಸಿದ್ಧ ಭೀರೇಶ,
7: ಬಗನಾಥನ ಪ್ರಾಣವು ಹೋಗುವುದು, ಅವನಿಗೆ ಏನ ಶಾಪ ಕೊಟ್ಟು ಬಿಡುತ್ತಿ? ಕೊಟ್ಟು ಬಿಡಮ್ಮ.
11: ಆಗಲಿ ಕಂದ, ಎಲ್ಲ ಬಾಗಿನಾಡ ಬಕನಾಥ, ನಿನ್ನ ಗುಡಿಯಲ್ಲಿ ಕತ್ತೆ ಕುದುರೆ ಮೇಯಲಿ, ನಿನ್ನ ಗತ್ತಿಗೆ ಕಲ್ಲನ್ನು ನನ್ನ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಮೆರೆಯಲಿ, ಬಿಟ್ಟು ಬಿಡು ಪ್ರಾಣವನ್ನು.
7: ಎಲೋ ಬಾಗಿನಾಡ ಬಕನಾಥ, ನನ್ನ ತಾಯಿ ಹೇಳಿದ ಪ್ರಕಾರ ನಿನ್ನ ಗತ್ತಿಗೆ ಕಲ್ಲ ಚಿಂಚಲಿ ಗ್ರಾಮದಲ್ಲಿ ಬಚ್ಚಲ ಕಲ್ಲಾಗಿ ಬೀಳಬೇಕು. ನನ್ನ ತಾಯಿ ದಿನಾಲು ಅದರ ಮೇಲೆ ಸ್ನಾನ ಮಾಡಬೇಕು. ಬಿಟ್ಟು ಬಿಡು ನಿನ್ನ ಪ್ರಾಣವನ್ನು. ಬಾಗಿನಾಡವನ್ನು ಬಿಟ್ಟು ನಾವು ಚಿಂತಲಿ ಗ್ರಾಮಕ್ಕೆ ಬಂದಂತಾಯ್ತಮ್ಮ.
11: ಹೌದು ಕಂದ.
7: ಅಮ್ಮ, ನನಗೆ ಮುತ್ತಿನ ಚಂಡನ್ನು ತಂದುಕೊಡಮ್ಮ.
11: ಏನು ಕಂದ, ನಿನಗೆ ಮುತ್ತಿನ ಚಂಡು ಬೇಕು?
7: ಹೌದಮ್ಮ, ನನಗೆ ಚಂಡನ್ನು ಆಡುವ ಆಸೆಯಾಗಿದೆ.

0: ಅಮ್ಮ ನನಗೆ ಈ ಚಂಡು ಆಡಿ ಆಡಿ ಬೇಜಾರವಾಗಿದೆ ಅಮ್ಮ.
1: ಕಂದ ಮತ್ತೇನು ಬೇಕು?
0: ಅಮ್ಮ ನನಗೆ ಬಾಣು ತಂದು ಕೊಡಮ್ಮ.
1: ಏನು ಕಂದ ನಿನಗೆ ಬಾಣು ಬೇಕು?
0: ಹೌದಮ್ಮ.
1: ಕಂದ ಎಂತ ಬಾಣು ಬೇಕು?
0: ಅಮ್ಮ ನನಗೆ ಭೂಮಿ ತೂಕದ ಬಾಣ ಬೇಕಮ್ಮ.
1: ಏನು ಕಂದ ಈ ಭೂಮಿ ತೂಕದ ಬಾಣವು ನಿನಗೂ ಬೇಕು?
0: ಹೌದಮ್ಮ.
1: ಆಗಲಿ ಕಂದ, ಎರಡಿ ಸಂತಿಗೆ ಹೋಗಿ ಭೂಮಿ ತೂಕದ ಬಾಣ ಆದರೂ ತೆಗೆದುಕೊಂಡು ಬರುತ್ತೇನೆ.
0: ಆಗಲಿ ಅಮ್ಮ.
1: ಕಂದ ಭೂಮಿ ತೂಕದ ಬಾಣ ಆದರೂ ತಂದಿರ್ತೇನೆ, ತೆಗೆದುಕೋ.
0: ಆಗಲಿ ಅಮ್ಮ.
1: ಕಂದ ಈ ಬಾಣವನ್ನು ಆಡುತ್ತಾ ಈ ದಾರಿಯಲ್ಲಿ ಹೋಗಬೇಡ, ಇದೇ ದಾರಿಯಲ್ಲಿ ಬಾಣವನ್ನು ಆಡಿ ಬೇಗನೆ ಮನೆಗೆ ಬಂದು ಬಿಡು.
0: ಆಗಲಿ ಅಮ್ಮ, ನೀನು ಹೇಳಿದ ದಾರಿಗೆ ಹೋಗಿ ಬಾಣನು ಆಡಿ ಬರ್ತೇನೆ.
1: ಆಗಲಿ ಕಂದ, ನಾನು ಇನ್ನು ಹೋಗಿ ಬರುತ್ತೇನೆ.
0: ಓಹೋ, ದಿನಾಲು ನನ್ನ ತಾಯಿ ಒಂದೇ ದಾರಿಗೆ ಹೋಗೆಂದು ಹೇಳುತ್ತಾಳೆ. ನಾನು ಇವತ್ತು ಅವಳ ಹೋಗಬೇಡಂದ ದಾರಿಗೆ ಬಾಣನು ಆಡುತ್ತಾ ಹೋಗುತ್ತೇನೆ. ಇದರಲ್ಲಿ ಏನು ಚಮತ್ಕಾರವಿದೆ ಏನೋ. ಆಗಲಿ, ನಾನು ಬಾಣನ್ನು ಆಡುತ್ತಾ ಹೋಗಿ ಬರ್ತೇನೆ.

0: ಸ್ವಲ್ಪ ಮುಂದಕ್ಕೆ ಹೋಗಿ ತುಂಬೋಣ.
1: ಆಗಲಿ ಅಕ್ಕ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋ ತುಂಬಿಕೊಂಡು ನೋಡಿ.
0: ಆಗಲಿ ತಂಗಿ.
1: ಅವ್ವ ಅಕ್ಕ, ನಂದು ಹೊಡಿತ ಅಕ್ಕ.
0: ಏನ್ ಹೊಡಿತ ತಂಗಿ?
1: ಕೊಡ ಹೊಡಿತು, ಮತ್ತೇನ್ ಹೊಡಿತತಿ?
0: ಐ ತಂಗಿ, ಕೊಡ ಹೊಡಿತು. ಹೆಂಗ್ ಹೊಡಿತು?
1: ಯಾಕ
0: ಏನಾತ ತಂಗಿ?
1: ಅಲ್ಲಿ ಒಂದು ಹುಡುಗ ಐತಿ.
0: ಹುಡುಗ ಐತಿ? ರೆಡಿ ಬಾಂಗ್, ಆದ್ರೆ ಮುಂದಕ್ ಹೋಗಿ ವಿಚಾರಿಸೋಣ.
1: ಅದ ಬಾಣ್ ಬಿಟ್ಟು ನಾನು ಕೊಡ ಹೊಡಿತು ನೋಡುವ.
0: ತಂಗಿ ಬಾಣ್ ಬಿಟ್ಟು ಕೊಡ ಹೊಡದ?
1: ಹೌದಕ್ಕ.
0: ಏ ತಮ್ಮ, ಯಾರು ನೀನು ಬಾಣ್ ಬಿಟ್ಟು ಕೊಡ ಹೊಡೆದವ?
1: ಏ ನಾ ಇಲ್ಲಿ ನಿಮ್ ಕೊಡ ಹೊಡೆದಿನಿ, ನಿಮ್ ಕೊಡ ನಾ ಹೊಡೆದೇ ಇಲ್ಲ.
0: ಮತ್ ಯಾರು ಹೊಡೆದ್ರ ತಮ್ಮ? ನೀನ್ ಹಿಂಗ ಬಿಡಂಗಿಲ್ಲ, ನಿನ್ನ ಕಟ್ಟು.
1: ನನ್ನೇನ್ ಕಟ್ತೀರಿ? ನಾನ್ ಬಾಣ್ ಬಡ್ದೈತೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು?
0: ಏ ತಮ್ಮ, ನಾವು ನೋಡ್ಯಾವ ಕಣ್ಮುಟ್ಟ.
1: ಈಗ ನಾಕ್ ನಿಮ್ ಕೊಡ ಹೊಡೆದಿಲ್ಲ.
0: ಹೊಡೆದಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ.
1: ನಾ ನಿಮ್ ಬಿಂದಿಗೆ ಕೊಡಂಗಿಲ್ಲ.
0: ಕೊಡಂಗಿಲ್ಲ ಅಂದ್ರೆ ನಾವು ಕೇಳಂಗಿಲ್ಲ.
1: ಏನ್ ನಿಮ್ ಬಿಂದಿಗಿನ ಬೇಕಣ?
0: ಹೌದು.
1: ಯಾಕೆ ಕೊಡ್ಲಿಕ್ಕೆ ಏನ್ ಮಾಡ್ತೀರಿ?
0: ಕೊಡ್ಲಿಕ್ಕಂದ್ರೆ ಕಟ್ತೇವು.
1: ಏ ನಮ್ಮ ಅವನ ಮುಂದೆ ಆತು, ನಾನು ಹಾದಿ ಬಿಡ್ಲಿಕ್ಕಂದ್ರ?
0: ನಿಮ್ಮ ಅವನ ಮುಂದಾದ್ರೆ ಹೇಳು, ನಿಮ್ಮ ಅಪ್ಪನ ಮುಂದಾದ್ರೆ ಹೇಳು.
1: ನಾ ಕೊಡಂಗಿಲ್ಲ ನೋಡ್ ಬಿಂದಿಗೆ.
0: ಕೊಡಂಗಿಲ್ಲ,
1: ನಾ ಕೊಡಂಗಿಲ್ಲ,
0: ನಾ ಬಿಡಂಗಿಲ್ಲ.
2: ಟಾಕ ಪಟಾ ಪಟಾ ಪಟಾಪ ಗುಡ್ಗೊಟ್ಟ ಬಿಂದಿ ಗಡಿ ತಲ್ಲ ಹುಡುಗಿ ನಿಂದು ಅಡಿ ತಲ್ಲ.
0: ನಾ ಕೊಡಂಗಿಲ್ಲ ಬಿಂದಿಗೆ, ನಾ ಬಿಡಂಗಿಲ್ಲ.
1: ಏನ್ ಮಾಡ್ತೀವಿ ಮಾರ, ನಾ ಕೊಡಂಗಿಲ್ಲ.
0: ತಂಗಿ
1: ಏನತ್ತಕ್ಕ?
0: ಇವ ನಮ್ ಮುಂದ ಕುಣದ ಕೆರಿಂದ ನಮ್ಮನ್ ಮರಳ ಮಾಡಿ ಓಡಿ ಹೋಗ. ಇವ ತಂಗಿ, ಇವನ್ ಹಿಂಗ ಬಿಡುದು ಬೇಡ.
1: ಬಿಡುದು ಬೇಡಕ್ಕ, ನಮ್ ಬಿಂದಿ ಕೊಡ್ತಾನ.
0: ಹಾ ಇವನ ಕಟ್ಟಿ ಬಿಡೋನು. ತಂದೆ ತಾಯಿ ಇದ್ರೆ ಎಟ್ ನೋಡ್ತಿದ್ದೆ ಹುರ್ಮಿ?
1: ಏನು ನನಗ್ ತಾಯಿ ಇಲ್ಲ ಅಂತ ಹೇಳ್ತೀರ ನೀವು?
0: ಎಲ್ಲಿದ್ದಾಳ ನಿನ್ ತಾಯಿ?
1: ಏ ಹುಷಾರ್ಲೆ ಮಾತಾಡ್ರ, ನಮ್ಮ ಅವ್ವನ್ ಮುಂದೆ ಹೇಳ್ತೀನಿ. ನಮ್ಮ ಅವ್ವ ಮಾಯಾಕ ಮನ್ಯಾಗದ ತೋರಿಸ್ತೀನಿ ನೋಡ್ರಿ ನಿಮ್ಗ.
0: ಎಲ್ಲಿ ನಿಮ್ಮ ಅವ್ ಮಾಯಾಕ? ಕಾಡು ದುರ್ಭೂಮಿಯಾಗ ಯಾಪ ಯಾರು ಬಿಟ್ಟಿದ್ರೋ ಏನೋ, ತಂದ ಜೋಪಾನ್ ಮಾಡ್ಯ. ಅದಕ್ ನಿನ್ ತಾಯಿಯಾಗ್ಯಾಳ?
1: ನಮ್ಮ ಅವ್ವ ಅಲ್ಲ ಅಂತ ಹೇಳ್ತೀರಿ. ನಮ್ಮ ಅವ್ವನ ಮಲ್ಯಾಗ ಹಾಲು ಹೆಂಗ್ ಬರ್ತಿದ್ದು? ನಾ ನಮ್ಮ ಅವ್ವನ ಮಲಿಯನ್ನ ಕುಡಿತೀನಿ.
0: ಭಕ್ತಿ
1: ಭಕ್ತಿ ನಿಮ್ದಿಲ್ಲನ ಭಕ್ತಿ?
0: ನಮ್ದಿಲ್ಲ
1: ನಡ್ರಿ. ನಿಮ್ ಬಾಳ ಬಾಳ ಮಾತಾಡ್ರಿ, ನಮ್ಮ ಅವ್ವನ ಮುಂದೆ ಹೇಳ್ತೀನಿ. ನಿಮ್ನ ಬಿಡುದೇ ಇಲ್ಲ ಈಗ.
0: ನಮ್ ಬಿಂದಿಗೆ ಕೊಡ್ತಕ್ಕ ನಿನ್ ಬಿಡಂಗಿಲ್ಲ ನಾವು.
1: ಏ ನಿಮ್ ಬಿಂದಿಗೆ ಕೊಡ್ತೀನಿ, ನನಗ ಹಾಗೆ ಹೀಗೆ ಎಷ್ಟ 108 ಮಾತಾಡ್ರಲ್ಲ.
0: ಏ ತಮ್ಮ ಹೋಗಿ ನಿಮ್ ತಾಯಿನ ಕೇಳ, ಸುಳ್ಳಿದ್ರ ನಮ್ನ ಏನ್ ಬೇಕಾದ್ ಮಾಡಕತ್ತ.
1: ಈ ಸದ್ಯ ನಿಮ್ಗ ಬಿಂದಿಗೆ ಕೊಟ್ಟು ಕಳಿಸ್ತೀನಿ. ಈ ಮಾತು ಒಂದ ಸುಳ್ಳು ಆದ್ರ ನಿಮ್ ನೋಡ್ ಮಾತ
0: ಆಟ್ ಮಾಡ್ಬಿಡ್ತಮ್ಮ.
1: ಏ ತೆಗೆದುಕೊಂಡು ಹೋಗ್ರಿ ಬಿಂದಿಗೆ.
0: ತಂಗಿ
1: ಏನತ್ತಕ್ಕ?
0: ಏನ ಬಂಗಾರ ಬಿಂದಿಗೆ ಬತ್ತಲ ಮಣ್ಣಿನ ಬಿಂದಿಗೆ ಹೋಗಿ.
1: ಬಂಗಾರದೈತಿ?
0: ಹೌದಾ ತಂಗಿ?
1: ಹೌದಲ್ ನೋಡುವ ಮತ್ತ.
0: ಐ ತಂಗಿ ಬಂಗಾರದೈತಿ, ಇನ್ನ ನಾ ಹೋಗಿ ಬಿಡೋಣ.
1: ಬಾರ್ವ ಹೋಗೋಣ ಹಂಗಾರ.
0: ನಡಿ ತಂಗಿ ಹಂಗಾದ್ರ.
3: ಅಮ್ಮ ಅಮ್ಮ, ನಿನ್ನ ತಾಯಿ ಇದ್ದರೆ ಎಷ್ಟು ಮೆರೆಯುತ್ತಿದ್ದಿ. ನಿನಗೆ ತಾಯಿ ತಂದೆ ಯಾರು ಇರುವುದಿಲ್ಲವೆಂದು ನನಗೆ ಚಿಕ್ಕ ಹಾಗೆ ಬೈದರಮ್ಮ.
0: ಅಮ್ಮ ಏನಾಯ್ತು ಕಂದ?
3: ತಾಯಿ ತಂದೆ ಸತ್ಯವಾಗಿ ಯಾರು ಹೇಳಮ್ಮ?
0: ಕಂದ ಹಾಗಾದ್ರೆ ಹೇಳುತ್ತೀನಿ ಕೇಳು. ಕಂದ, ನಿನ್ನ ತಾಯಿ ಚಂದನಗಿರಿಯಲ್ಲಿ ಸುರಮ್ಮ ದೇವಿ ಅಂತೂ ಇರುವಳು.
3: ಏನು, ನನ್ನ ತಾಯಿ ಚಂದನಗಿರಿಯಲ್ಲಿ ಇರುವಳೆ?
0: ಹೌದು ಕಂದ.
3: ಅಮ್ಮ ನೋಡು ನಿನ್ನ ಕೈಗೆ ಹೇಗೆ ಸಿಕ್ಕಿನಮ್ಮ.
0: ಕಂದ, ನಾವು ಅಕ್ಕ ತಂಗಿ ಯಾರು ಬೆಕ್ಕ ಹುಡುಕುತ್ತ ಹೋದಾಗ ಕಾಡರುದ್ದರ ಭೂಮಿಯಲ್ಲಿ ಆರ ಸುಟ್ಟರ ಅರೆಗಾಡ ಮೂರ ಸುಟ್ಟರ ಸುಡುಗಾಡ ಕಾಂತಾರ ಒಣ ಕಾಡರುದ್ದರ ಭೂಮಿಯಲ್ಲಿ ಬಿಟ್ಟು ಹೋಗಿದ್ರು ಕಂದ. ಹಾಗೆ ನಾವು ಹೋಗಿ ನಿನ್ನನ್ನು ತಂದು ನಾವು ಜೋಪಾನ ಮಾಡಿದೆವು ಕಂದ.
3: ಅಮ್ಮ, ನನ್ನ ತಾಯಿ ನನ್ನನ್ನು ಆರ ಸುಟ್ಟರ ಗಾಡ ಮೂರ ಸುಟ್ಟರ ಸುಡುಗಾರ ಕಾಂತಾರ ವನದಲ್ಲಿ ಬಿಡಲು ಕಾರಣವೇನಮ್ಮ?
0: ಕಂದ, ಇದಕ್ಕೆ ನಿನ್ನ ಸೋದರ ಮಾವನಾದ ನಾರಾಯಣ ಗೌಡನೆ ಮೂಲ ಕಾರಣ.
3: ಅಮ್ಮ, ನನ್ನ ಸೋದರ ಮಾವನಾದ ನಾರಾಯಣ ಗೌಡನು ಹಿಂದಕ್ಕೆ ನನ್ನನ್ನು ಮತ್ತು ನನ್ನ ತಾಯಿಯನ್ನು ಅಗಲಿಸಿದ ಪಾಪಿಯವನು.
0: ಹೌದು ಕಂದ.
3: ಅಮ್ಮ, ಇವತ್ತು ನಾನು ಅವನನ್ನು ಮತ್ತು ಅವನ ಮಗಳ ಕಾಮಲಂತಿಯನ್ನು ಅಗಲಿಸಿ ಬಿಡುತ್ತೇನೆ. ಕಾಮಲಂತಿಯನ್ನು ಮಾಯದಿಂದ ಗೆದ್ದು ತಂದು ನಿನ್ನ ಪಾದಕ್ಕೆ ಸೊಸೆಯನ್ನಾಗಿ ಮಾಡುತ್ತೇನಮ್ಮ.
0: ಆಗಲಿ ಕಂದ.
3: ಅಮ್ಮ, ನಾನು ಹೋಗಿ ಬರುತ್ತೇನೆ, ನನಗೆ ಆಶೀರ್ವಾದ ಮಾಡಮ್ಮ.
0: ಹೋಗಿ ಬಾ ಕಂದ, ನಿನಗೆ ಮಂಗಲವಾಗಲಿ.
4: ಮಗಳೇ ಕಾಮಣಂತಿ,
5: ಯಾಕ್ರಿ ತಂದೆಯವ್ರಿ?
4: ಇಂದಿನಿಂದ 11 ಗಂಟೆಗೆ ಲಗ್ನ ನಿಶ್ಚಯನೂ ಆಗಿದೆ. ಆದ ಕಾರಣ ನೀನು 7 ಅಂತಸ್ತದ ಮಾಡಿದ ಮೇಲೆ ಇರಬೇಕು.
5: ಆಗಲಿ ತಂದೆಯವ್ರಿ.
4: ಅಲ್ಲಿ ಸುತ್ತ ಪಾರವಾಗಿ 7 ದೈತ್ಯರನ್ನು ಕಾವಲಾಗಿ ಇಡ್ತಾ ಇದ್ದೇನೆ. ನೀನು ಎಲ್ಲಿಗೆ ಹೋಗಕೂಡದು.
5: ಆಗಲಿ ತಂದೆಯವ್ರಿ.
3: ಓಹೋ, ಈ ಅರಮನೆಯ ಸುತ್ತಲೂ ಬಿಚ್ಚಗತ್ತಿ ಕಾವಲು ಇರುತ್ತದೆ. ಇದೇನು, ಅವಳನ್ನು ಹೇಗೆ ತರುವುದು? ಈಗ ನಾನು ಮಾಯದ ಬಳಗರನಾಗಿ ಅಲ್ಲಿಗೆ ಹೋಗಬೇಕು. ಕಾಮಲಂತಿ, ನಾನು ನಿನ್ನ ಸೋದರತ್ತೆಯ ಮಗ ಸಿದ್ಧವೀರೇಶನಿದ್ದೇನೆ. ನಾನೀಗ ಒಳಗೆ ಬರಬೇಕಾದರೆ ಮಾಯದ ಬಳಗಾರನಾಗಿ ಬಂದಿದ್ದೇನೆ. ಕಾಮಲಂತಿ, ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಈಗ ನಿನ್ನನ್ನು ಮಾಯದಿಂದ ಗೆದ್ದುಕೊಂಡು ನನ್ನ ನನ್ನ ತಾಯಿ ಹತ್ತಿರ ಒಯ್ದು ಬಿಡುತ್ತೇನೆ. ಬಾ ಕಾಮಲಂತಿ, ಹೋಗಿ ಬಿಡೋಣ.
6: ಆಗಲಿ ನಡಿ ಸ್ವಾಮಿ.
4: ದೂತೆ ದೂತೆ,
6: ಏನಾಯ್ತು ಗೌಡ್ರೆ?
4: ಕಾಮಣಂತಿ ಒಳಗಡೆ ಇರುವಳೆ.
6: ಗೌಡ್ರೆ, ಯಾರ ಮಾಯದಿಂದ ತೆಗೆದುಕೊಂಡು ಹೋಗಿಬಿಟ್ರು?
4: ಏನು ದೂತೆ, ನನ್ನ ಮಗಳನ್ನು ಯಾರು ತೆಗೆದುಕೊಂಡು ಹೋದರಂತ ಹೇಳುವಿಯಾ? ನಾನು ಏಳ ಸುತ್ತ ದೈತರನ್ನು ಕಾವಲಾಗಿಟ್ಟಿರುವೆ, ನೀನು ಸುಳ್ಳು ಮಗಳುವಿಯಾ? ಛೇ, ಈ ಮಾತನ್ನು ನಾನು ನಂಬಲಾರೆ. ಇನ್ನೊಮ್ಮೆ ಪ್ರತ್ಯಕ್ಷವಾಗಿ ನೋಡಿಕೊಂಡು ಬಾ. ಇರಲಿ, ಈ ಕೂಡಿದ ಸಭೆಯಲ್ಲಿ ಇಂದು ನಂದ ಅಪಮಾನವಾಯಿತು. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ.
3: ಅಮ್ಮ ಅಮ್ಮ,
6: ಏನಾಯ್ತು ಕಂದ?
3: ಅಮ್ಮ, ನಾನು ಕಾಮಲಂತಿಯನ್ನು ಗೆದ್ದು ತಂದಿದ್ದೇನಮ್ಮ.
6: ಆಗಲಿ ಕಂದ, ಎಂದು ನನ್ನ ಮನಸ್ಸಿಗೆ ಸಂತೋಷವಾಯ್ತು ನೋಡು ಕಂದ.
3: ಅಮ್ಮ, ನಮಗಿಬ್ಬರಿಗೂ ಆಶೀರ್ವಾದ ಮಾಡಿ ಕಳಿಸಮ್ಮ.
6: ಆಗಲಿ ಕಂದ. ಕಂದ, ನಿಮಗೆ ಮಂಗಳವಾಗಲಿ, ಮೇಲಕ್ಕೆ ಏಳುವಂತವರಾಗಿರಿ.
3: ಅಮ್ಮ, ನಾನೀಗ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ.
6: ಕಂದ, ಕೋಣೇಶ್ವರ ದೈತನನ್ನು ಮರ್ದನ ಮಾಡಲಿಕ್ಕೆ ಯಾರ್ಯಾರು ಹೋಗಬೇಕು?
3: ಅಮ್ಮ, ನಾನು ನೀನು ಎಂಕವ ಬಪ್ಪಣ್ಣ ಹೀಗೆ ನಾಲ್ಕು ಜನ ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗಬೇಕಮ್ಮ. ಅಮ್ಮ, ಹಿಂದಕ್ಕೆ ನಾನು ಕೈಲಾಸದಲ್ಲಿ ಭೌಳಿ ಶಂಕರನಾಗಿದ್ದಾಗ ನನ್ನ ನಂದಿ ವಾಹನನನ್ನು ಕೋಣೇಶ್ವರ ದೈತನೊಡನೆ ಯುದ್ಧ ಮಾಡಲಿಕ್ಕೆ ಕಳಿಸಿದ್ದೆ. ಆಗ ಕೋಣೇಶ್ವರ ದೈತನು ನನ್ನ ನಂದಿಯ ಒಂದು ಕೊಂಬನ್ನು ಭಿನ್ನ ಮಾಡಿ ಕಳಿಸಿದನು. ಆಗ ನಂದಿ ವಾಹನ ನನ್ನ ಪಾದಗಳ ಮೇಲೆ ಬಂದು ಬಿದ್ದು, ಬೌಳಿ ಶಂಕರನೇ, ನೀನು ಭೂಮಿಯ ಮೇಲೆ ಅವತರಿಸದಿದ್ದರೆ ಕೋಣೇಶ್ವರ ದೈತನು ಯಾರಿಂದ ಸಾಯಲಾರನೆಂದು ನನಗೆ ಅಂಗಲಾಚಿ ಬೇಡಿಕೊಂಡನಮ್ಮ. ಬೌಳಿ ಶಂಕರನೇ, ಈ ಭೂಮಿಯ ಮೇಲೆ ದೈತ ದೈತರ ಕಾಟವು ಬಹಳವಾಗಿದೆ. ಸ್ವತಃ ನೀನೇ ಭೂಮಿಗೆ ಇಳಿದು ದೈತರನ್ನು ಸಂಹಾರ ಮಾಡಬೇಕೆಂದು ನನ್ನಲ್ಲಿ ಅಂಗಲಾಚಿ ಬೇಡಿಕೊಂಡನಮ್ಮ.
6: ಹೌದು ಕಂದ.
3: ಅವಾಗ ನಾನು ಏನು ಹೇಳಿದೆ ಅಂದರೆ, ಎಲೋ ನಂದಿ ವಾಹನನೇ, ನೀನು ಬಾರಾಮತಿ ಪಟ್ಟಣದಲ್ಲಿ ಅಮೃತದೇವಿ ಹೊಟ್ಟಿಲೆ ಮಾಳಂಗರಾಯನಾಗಿ ಹುಟ್ಟಿ ಬಾ. ನಾನು ಚಂದನಗಿರಿಯಲ್ಲಿ ಸೂರಮ್ಮದೇವಿ ಹೊಟ್ಟಿಲೆ ಬೀರದೇವರನಾಗಿ ಬರುತ್ತೇನೆ. ಬೀರದೇವರನಾಗಿ ಬಂದು ಕೋಣೇಶ್ವರ ದೈತನನ್ನು ಮರ್ದನ ಮಾಡುತ್ತೇನೆ. ಅಮ್ಮ, ನನ್ನ ಮಾಳಂಗರಾಯನಿಗೆ ನನಗೆ ಗೋಡಗೇರಿ ಗುಡ್ಡಿನಲ್ಲಿ ಭೇಟಿ ಆಗುತ್ತದೆಯಮ್ಮ.
6: ಹೌದು ಕಂದ.
3: ಅಮ್ಮ, ನಾವೀಗ ಅಷ್ಟರು ಕೂಡಿ ಕೋಣೇಶ್ವರ ದೈತನ ಮರ್ದನಕ್ಕೆ ಹೋಗೋಣ ನಡೆಯಿರಮ್ಮ.
6: ಆಗಲಿ ಕಂದ.
7: ನಾನು ಕೋಣೇಶ್ವರ ದೈತನಿದ್ದೇನು. ಜಮಖಂಡಿ ನಾಡದಲ್ಲಿ ಜಂಬೂ ದೀಪದ ಗಡ್ಡೇಕದಲ್ಲಿ ನನ್ನ ವಸ್ತಿ. ಜಂಬೂ ಬೆಟ್ಟಕ ತೆಲಿ ಕೊಟ್ಟ ಮಣಗಿನ ಮಂಟೂರ ಕಣಿಮ್ಯಾದನ ಕಾಲ ಚಾಚಿನ್ನೆ ಹಂತ ದೈತ ನಾನು. ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊತ್ತು ನಿದ್ದಿ ಗರವತಿನಿ. ಮೂಗಿನ ಉಸಲ ಬಿಟ್ಟರ ಮೂರ ಹರದಾರಿ ಮಠ ದೂರ ಆಡತಿತ್ತು. ಹಂತ ಕ್ವಾಣಿ ಸೂರ್ ದೈತನಿದ್ದೇನು. ಯಾವ ಪಟನ ಬರುತ್ತಾನ ಬರ್ಲಿ ಅಂತೇಳಿ ವೀರ ಸೂರ ಆಗಿ ಮೆರೆದಿಡಲಕ ಹತ್ತಿನಿ.
3: ಎಲೋ ಕ್ವಾಣಿ ಸೂರ ದೈತ, ನಾನು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಸಿದ್ಧ ವೀರೇಶನಾಗಿ ಬಂದಿದ್ದೇನೆ. ನಾನು ಕೊದಲಿಗೆ ನಂದನವನವನ್ನು ಬಿಟ್ಟು ನಾಗಠಾಣ ಗ್ರಾಮದಲ್ಲಿ ನಾಗರ ಮಿಡಿ ಏರಿ ನೋಡಿದಾಗ ನೀನು ಜಮಖಂಡಿ ನಾಡ ಜಂಬು ದೀಪದ ಗಡ್ಡಿಗೆ ತಲೆಯನ್ನು ಕೊಟ್ಟು ಮಂಟುರ ಕಡಿಮೆ ಮೇಲೆ ಕಾಲ ಒಗೆದು ಒಂದ ಕಿವಿಯನ್ನು ಹಾಸಿ ಒಂದ ಕಿವಿಯನ್ನು ಹೊಚ್ಚಿಕೊಂಡು ನಿದ್ದೆಯನ್ನು ಮಾಡುತ್ತಿದ್ದಿ. ಅದಕ್ಕಾಗಿ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ನಿನ್ನ ಮರ್ದನ ಮಾಡುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ದೈತ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ.
7: ಸೂರ್ಯಚಂದ್ರ ಇರುವರೆಗೆ ನನ್ನ ಹೆಸರ ಏನು ಇಡುವತ್ತಿ ಇಡೋ, ಅಲ್ಲಿ ತನಕ ನಾನು ಪ್ರಾಣವನ್ನು ಬಿಡಬೋದಿಲ್ಲ.
3: ಎಲೋ ಕೋಣೇಶ್ವರ ದೈತ, ನಿನ್ನ ಮುಂಡಿ ಬಿದ್ದಲ್ಲಿ ಮುಂಡುಗುನೂರ ಗ್ರಾಮವಾಗಲಿ, ನಿನ್ನ ಕಳ್ಳ ಬಿದ್ದಲ್ಲಿ ಕಳ್ಳಿಗುತ್ತಿ ಗ್ರಾಮವಾಗಲಿ, ನಿನ್ನ ಶಿರ ಬಿದ್ದಲ್ಲಿ ಸದರ ಕತ್ತಿ ಗ್ರಾಮವಾಗಲಿ, ಕೋಣ ಬಿದ್ದಲ್ಲಿ ಕೋಣಗನೂರ ಗ್ರಾಮವಾಗಲಿ, ನಿನ್ನನ್ನು ಹೊಡೆದಂತವನು ನಾನು ಕೋಣೂರ ಗ್ರಾಮದಲ್ಲಿ ಕರೇ ಸಿದ್ದೇಶ್ವರನಾಗಿರುತ್ತೇನೆ. ಬಿಟ್ಟು ಬಿಡು ಪ್ರಾಣವನ್ನು. ಕಂದ, ಕೋಣೇಶ್ವರ ದೈತನನ್ನು ಸಂಹಾರ ಮಾಡಿದಿ, ಹಾಲಮತದ ಕೀರ್ತಿಯನ್ನು ಬೆಳಗಿಸಿದಿ. ಜಾತಿ ಮತ ಪಂಥಗಳ ನೆನೆಸದೆ ಸೂರ್ಯಚಂದ್ರ ಇರುವ ಪರ್ಯಂತರ ಬೀರಣ್ಣ ದೇವನಾಗಿ ಮೆರೆದು ಒಲಿದು ಬಂದ ಭಕ್ತರನ್ನು ಕಾಪಾಡುವ ದೇವನಾಗಿ ಪೂಜೆಗೊಳ್ಳು. ನಿನಗೆ ಮಂಗಳವಾಗಲಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂಬಲಪಾಡಿಯ ಅಮ್ಮನ ನೋಡಿ ಎನ್ನುವಂಥ ಒಂದು ಅಂಬಲಪಾಡಿಯ ದೇವಿಯ ಮೇಲಿನ ಈ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು ಪಿ ಸುಶೀಲಾ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ವಿ ಶ್ರೀನಿವಾಸ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಅಮೋಘವಾದಂಥ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:10 ಸ್ಮೈಲಿಂಗ್ ಶ್ವೇತಾ ಅವರು ನಡೆಸಿಕೊಡುವಂಥ ಅರುಣೋದಯ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಾಡುತ್ತ ಬಾರಮ್ಮ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನ ರಂಜನ್ ಆರ್ ಪ್ರಭು ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9 ಗಂಟೆಗೆ ರಕ್ಷಿತ ಹೊಳ್ಳ ಅವರು ನಡೆಸಿಕೊಡುವಂತ ಒಂದು ಕಾರ್ಯಕ್ರಮ, ಅದುವೇ ಟ್ರಾವೆಲರ್ ಸಬ್ ಡೈರಿ ಎನ್ನುವಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪದೇ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಸುಂದರವಾದಂತಹ ಒಂದು ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಶೇಷ

ಶೇಷಾದ್ರಿಯ ಮೇಲೆ ನಿಂತ ಎನ್ನುವಂತ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಬಾಂಬೆ ಸಹೋದರಿಯರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತ ಒಂದು ಗೀತೆಯತ್ತ ಸಾಗೋಣ. ಅದುವೇ ಎಲ್ ಕೃಷ್ಣನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:30 ಆರ್ ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವಂತಹ ಒಂದು ಸಾಹಿತ್ಯ ಲೋಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸೂರ್ಯನೇ ಶಿವರೂಪನೆ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿಗೀತೆಯನ್ನು ಬಾಂಬೆ ಸಹೋದರಿಯರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಆರ್ಎನ್ಜಿ ಗೋಪಾಲ್ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಲ್ ಕೃಷ್ಣನ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಅಡುಗೆ ಮನೆಯಲ್ಲಿ ಒಂದು ಸುತ್ತು ಎನ್ನುವಂಥ ಒಂದು ಮಧುರವಾದಂಥ ಕಾರ್ಯಕ್ರಮ, ಅದುವೇ ನಮ್ಮ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡುವ ಅಂತ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಕ್ತಿ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಭಕ್ತಿ ಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಹಾಕಾಳಿ ಅಭಯ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ಸಚಿನ್ ಪೂಜಾರಿ ನಂದಳಿಕೆ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯತ್ತ ಸಾಗ್ತಾ ಇದ್ದೀನಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 8:30 ಆರ್ಜೆ ಅರ್ಪಿತಾ ಮೇಡಮ್ ನಡೆಸಿಕೊಡುವಂತಹ ಒಂದು ಪರಿಸರ ಪರಿಚಯ ಕಾರ್ಯಕ್ರಮವನ್ನ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.